ಶುಭ ಮುಂಜಾನೆ. ಇದುವರೆಗೂ ರೇಡಿಯೋ ಶಿವಮೊಗ್ಗ ಆಪ್ನಲ್ಲಿ ವಿವಿಧ ಕಾರ್ಯಕ್ರಮಗಳನ್ನ ಕೇಳಿದಿರಿ. ಈಗ ಆಪ್ನ ಜೊತೆಗೆ ರೇಡಿಯೋದಲ್ಲೂ ಕೂಡ ಇಂದಿನ ಕಾರ್ಯಕ್ರಮಗಳ ಪ್ರಸಾರ ಆರಂಭವಾಗಲಿದೆ.

ಶುಭೋದಯ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 ಎಫ್ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಶ್ರೀ ಪರಾಭವ ಸಂವತ್ಸರ, ಉತ್ತರಾಯಣ, ವಸಂತ ಗ್ರೀಷ್ಮ, ಚಂದ್ರಮಾನ ವೈಶಾಖ, ಜ್ಯೇಷ್ಠ ಮಾಸ, ಗರಜಕರ್ಣ, ಸೌರಮೇಷ, ವೈಶಾಖ ಬಹುಳ. ದಿನಾಂಕ 11/5/2026, ಸೋಮವಾರ. ಈ ದಿನದ ರೇಡಿಯೋ ಶಿವಮೊಗ್ಗದ ಕಾರ್ಯಕ್ರಮಗಳು ಇಂತಿವೆ. ಬೆಳಗ್ಗೆ 6:10 ದಿನದ ವಿಶೇಷತೆ, ಹೊಸ ದಿನ ಹೊಸ ಕ್ಷಣ, ಹೊಸ ಹುರುಪನ್ನು ನೀಡಲು ಭಕ್ತಿಗೀತೆಗಳೊಂದಿಗೆ ಆರಂಭಗೊಳ್ಳಲಿದೆ ಅರುಣೋದಯ. ಈ ಕಾರ್ಯಕ್ರಮವನ್ನು ಆರ್ಜೆ ಶ್ವೇತರವರು ನಡೆಸಲಿದ್ದಾರೆ. ಬೆಳಗ್ಗೆ 6:45 ಗಾಂಧಿ ಓದು ಸರಣಿ ಪ್ರಸಾರವಾಗಲಿದೆ. ಇದನ್ನು ಮಿಂಚು ಐಡಾಸ್ ಬೆಂಗಳೂರು ಇದರ ಸದಸ್ಯರು ನಡೆಸಿಕೊಡಲಿದ್ದಾರೆ. ಬೆಳಗ್ಗೆ 7:00 12ನೇ ಶತಮಾನದ ಶಿವಶರಣರ ನಡೆನುಡಿಗಳ ಮೂಲಕ ಜಗತ್ತಿಗೆ ಬೆಳಕಾದ ವಚನಗಳ ಬಗ್ಗೆ ಬೆಳಕು ಚೆಲ್ಲಲು ಅವುಗಳನ್ನು ಅರ್ಥೈಸುವ ವಚನ ವಿಹಾರ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮವನ್ನು ಆರ್ಜೆ ಪವಿತ್ರ ದಿನೇಶ್ರವರು ನಡೆಸಲಿದ್ದಾರೆ. ಬೆಳಗ್ಗೆ 7:30

0: ಕ್ಕೆ ಬೆರಗು ಕಾರ್ಯಕ್ರಮ ಪ್ರಸಾರವಾಗಲಿದೆ. ಸಮುದಾಯದ ಸಹಭಾಗಿತ್ವದಲ್ಲಿ ಈ ಕಾರ್ಯಕ್ರಮ ಮೂಡಿಬರಲಿದ್ದು, ಶಿವಮೊಗ್ಗದ ವಿಜಯ ಗಣೇಶ್ ರವರು ಮಂಕುತಿಮ್ಮನ ಕಗ್ಗದ ವಾಚನ ಮತ್ತು ನಿರೂಪಣೆಯನ್ನು ಮಾಡಲಿದ್ದಾರೆ. ಶಿವಮೊಗ್ಗದ ಉಷಾ ನಟೇಶ್ ಕಾಸರವಳ್ಳಿಯವರು ನಡೆಸಿಕೊಡುವ ಪುನರ್ಜೀವ ಕಥೆಗಳು, ಗಾದೆಗಳ ಮಹತ್ವವನ್ನು ಚೇತನ್ ರಾಯನಳ್ಳಿರವರು ನಡೆಸಲಿದ್ದಾರೆ. ಬೆಳಗ್ಗೆ 8 ಗಂಟೆಗೆ ದಿನದ ವಿಶೇಷ ಸುದ್ದಿ ಸಮಾಚಾರ ಪ್ರಸಾರವಾಗಲಿದೆ. ಬೆಳಗ್ಗೆ 8:30ಕ್ಕೆ ನಮ್ಮ ಸುತ್ತಮುತ್ತಲಿನ ಪರಿಸರ ಎಷ್ಟೊಂದು ಚೆಂದ. ಪರಿಸರಕ್ಕಾಗಿ ನಾವಲ್ಲ, ನಮಗಾಗಿ ಪರಿಸರ. ಆ ಪರಿಸರದ ಹಲವು ವಿಷಯಗಳ ಬಗ್ಗೆ ಬೆಳಕು ಚೆಲ್ಲುವ ಪರಿಸರ ಪರಿಚಯ ಕಾರ್ಯಕ್ರಮವನ್ನು ಆರ್ಜೆ ಅರ್ಪಿತಾರವರು ನಡೆಸಲಿದ್ದಾರೆ. ಬೆಳಗ್ಗೆ 9 ಗಂಟೆಗೆ ವಿಶ್ವ ತಂಬಾಕು ದಿನದ ಪ್ರಯುಕ್ತವಾಗಿ ತಂಬಾಕು ರಹಿತ ಜೀವನ ಆರೋಗ್ಯದ ಹಾದಿ ಅನ್ನುವಂತಹ ವಿಶೇಷ ಕಾರ್ಯಕ್ರಮವನ್ನು ಆರ್ಜೆ ಶ್ವೇತಾರವರು ನಡೆಸಿಕೊಡಲಿದ್ದಾರೆ. ಇದರಲ್ಲಿ ನಂಜಪ್ಪ ಲೈಫ್ ಕೇರ್ ಆಸ್ಪತ್ರೆಯಲ್ಲಿ ಕಾರ್ಯನಿರ್ವಹಿಸುತ್ತಿರುವಂತಹ ಡಾಕ್ಟರ್ ನಮ್ರತಾ ಉಡುಪ ಅವರು ಇದರ ಬಗ್ಗೆ ಮಾಹಿತಿಯನ್ನು ತಿಳಿಸಲಿದ್ದಾರೆ. ಬೆಳಗ್ಗೆ 9:30ಕ್ಕೆ ಸಾಹಿತ್ಯ ಲೋಕ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮವನ್ನು ಆರ್ಜೆ ಮಹಾಲಕ್ಷ್ಮೀರವರು ನಡೆಸಲಿದ್ದಾರೆ. ಬೆಳಗ್ಗೆ 10 ಗಂಟೆಗೆ ಬಿಂದಾಸ್ ಲೈವ್ ಫೋನ್ ಇನ್ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಬೆಳಗ್ಗೆ 11 ಗಂಟೆಗೆ ಸೋಷಿಯಲ್ ಮೀಡಿಯಾ ಎಷ್ಟು ಪರಿಣಾಮಕಾರಿಯಾಗಿದೆ ಅಂದರೆ, ಪ್ರತಿನಿತ್ಯವೂ ಅದರಲ್ಲಿ ಸಾವಿರಾರು ಮಾಹಿತಿ ಬರ್ತಾನೆ ಇರುತ್ತೆ. ಅದರಲ್ಲಿ ನಮಗೆ ಸ್ಫೂರ್ತಿ ನೀಡುವ, ಮನೋರಂಜನೆಯ ಜೊತೆಗೆ ಸಂದೇಶ ನೀಡುವ ಒಂದಿಷ್ಟು ಕಥೆಗಳನ್ನು ತಿಳಿಸುವ ಕಾರ್ಯಕ್ರಮ ಸೋಷಿಯಲ್ ಮೀಡಿಯಾ ಕಥೆಗಳು. ಈ ಕಾರ್ಯಕ್ರಮವನ್ನು ಆರ್ಜೆ ರಕ್ಷಿತಾ ಹೊಳ್ಳರವರು ನಡೆಸಲಿದ್ದಾರೆ. ಬೆಳಗ್ಗೆ 11:30ಕ್ಕೆ ಕನ್ನಡ ಚಲನಚಿತ್ರ ಗೀತೆಗಳು ಪ್ರಸಾರವಾಗಲಿವೆ. ಮಧ್ಯಾಹ್ನ 12:30ಕ್ಕೆ ಎಂದಿಗೂ ಮರೆಯದ ಭಾರತ ರತ್ನ ಬಾಬಾ ಸಾಹೇಬ್ ಭೀಮರಾವ್ ಅಂಬೇಡ್ಕರ್ ಅವರ ಅಂಬೇಡ್ಕರ್ ವಿಚಾರ ಸರಣಿ ಅಂಬೇಡ್ಕರ್ ಓದು ಪ್ರಸಾರವಾಗಲಿದೆ. ಮಧ್ಯಾಹ್ನ 1 ಗಂಟೆಗೆ ಊಟದ ಸಮಯ, ಅನ್ನದೇವರ ಮುಂದೆ ಅನ್ಯದೇವರು ಉಂಟೆ ಎನ್ನುವಂತೆ ಊಟದ ಮಹತ್ವವನ್ನು ತಿಳಿಸುವ ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮವನ್ನು ಆರ್ಜೆ ಮಹಾಲಕ್ಷ್ಮೀರವರು ನಡೆಸಲಿದ್ದಾರೆ. ಮಧ್ಯಾಹ್ನ 1:30ಕ್ಕೆ ಸ್ಥಳೀಯ ಸುದ್ದಿಗಳನ್ನು ತಿಳಿಸುವ ಸುತ್ತಮುತ್ತ ಸುದ್ದಿ ಸಮಾಚಾರ ಮೂಡಿಬರಲಿದೆ. ಮಧ್ಯಾಹ್ನ 2 ಗಂಟೆಗೆ ವಿಭಿನ್ನ ಶೈಕ್ಷಣಿಕ ಚಟುವಟಿಕೆಗಳ ವಿಶೇಷ ಕಾರ್ಯಕ್ರಮ ಕಲಿಕಾ ಸಮಯ ಮೂಡಿಬರಲಿದೆ. ಇದರಲ್ಲಿ ಕೊಳ್ಳೆಗಾಲದ ಶರ್ಮಾ ಅವರ ಜಾಣ ಸುದ್ದಿ ಪ್ರಸಾರವಾಗಲಿದೆ. ಪರಿಸರದ ಕಾಳಜಿಯ ಮಾತುಗಳನ್ನು ಪ್ರೊಫೆಸರ್ ಡಿಆರ್ ಕುಮಾರಸ್ವಾಮಿ ಅವರು ನಡೆಸಿಕೊಡಲಿದ್ದಾರೆ. ಪೆರಾಜರವರ ಪಂಪನ ಓದು ಕೇಳಲಿದ್ದೀರಿ. ಮಧ್ಯಾಹ್ನ 3 ಗಂಟೆಗೆ ಕನ್ನಡ ಚಲನಚಿತ್ರ ಗೀತೆಗಳು ಪ್ರಸಾರವಾಗಲಿವೆ. ಸಂಜೆ 4 ಗಂಟೆಗೆ ಸರಿಯಾಗಿ ಕಾಫಿ ವಿತ್ ಆರ್ಜೆಸ್ ನೇರ ಫೋನ್ ಇನ್ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಸಂಜೆ 5 ಗಂಟೆಗೆ ಪೇಟೆ ಸಂಚಾರ ಸುದ್ದಿ ಸಮಾಚಾರ ಕೇಳಲಿದ್ದೀರಿ. ಸಂಜೆ 5:30ಕ್ಕೆ ಸಮಾಜದಲ್ಲಿ ಸಾರ್ವಜನಿಕವಾಗಿ ಇರುವ ಸಮಸ್ಯೆಗಳು, ಕುಂದುಕೊರತೆಗಳನ್ನು ಅನಾವರಣ ಮಾಡಿ ಅದಕ್ಕೆ ಪರಿಹಾರ ನೀಡುವ ನಮ್ಮ ನಡೆ ಪರಿಹಾರದ ಕಡೆ ಕಾರ್ಯಕ್ರಮವನ್ನು ಆರ್ಜೆ ಶ್ವೇತಾರವರು ನಡೆಸಲಿದ್ದಾರೆ. ಸಂಜೆ 6 ಗಂಟೆಗೆ ದಿನನಿತ್ಯವೂ ನಾವು ನೋಡುವ ಪ್ರಪಂಚದ ಆಶ್ಚರ್ಯ ಬೆರಗನ್ನುಂಟು ಮಾಡುವ ಅನೇಕ ಕುತೂಹಲ ಸಂಗತಿಗಳ ವಿಷಯದ ಬಗ್ಗೆ ಬೆಳಕು ಚೆಲ್ಲುವ ವಿಸ್ಮಯ ಜಗತ್ತು ಕಾರ್ಯಕ್ರಮವನ್ನು ಆರ್ಜೆ ಶ್ರೀಧರ್ ಅವರು ನಡೆಸಲಿದ್ದಾರೆ. ಸಂಜೆ 6:30ಕ್ಕೆ 0 to Hero ಬೀದಿ ಬದಿಯ ಸಣ್ಣ ಪುಟ್ಟ ವ್ಯಾಪಾರದಿಂದ ಹಿಡಿದು ದೊಡ್ಡ ಮಟ್ಟದ ವ್ಯಾಪಾರದ ತನಕವೂ ಶಿವಮೊಗ್ಗದ ಉದ್ಯಮಗಳ ಬೆಳವಣಿಗೆಯ ಬಗ್ಗೆ ಉದ್ಯಮಿಗಳಿಂದಲೇ ಮಾಹಿತಿಯನ್ನು ತಿಳಿಸುವ ಬಿಸ್ನೆಸ್ ಬಸ್ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮವನ್ನು ಆರ್ಜೆ ಅರ್ಪಿತಾರವರು ನಡೆಸಲಿದ್ದಾರೆ. ಸಂಜೆ 7 ಗಂಟೆಗೆ ರೈತರೇ ನಮ್ಮ ದೇಶದ ಬೆನ್ನೆಲುಬು, ರೈತರು ಬೆಳೆ ಬೆಳೆಯುವ ವಿಧಾನ, ಕೃಷಿಯಲ್ಲಿ ಅನುಸರಿಸುವ ಪದ್ಧತಿ ಇವೆಲ್ಲವನ್ನು ರೈತರಿಂದಲೇ ಮಾಹಿತಿಯನ್ನು ತಿಳಿಸುವ ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮವನ್ನು ಆರ್ಜೆ ಶ್ರೀಧರ್ ಅವರು ನಡೆಸಲಿದ್ದಾರೆ. ರಾತ್ರಿ 7:45ಕ್ಕೆ ಆವಿಷ್ಕಾರದ ಅಸ್ಮಿತೆ, ವಿಜ್ಞಾನದ ಕುತೂಹಲ ಸಂಗತಿಗಳು, ಸಂಶೋಧನೆಗಳ ಬಗ್ಗೆ ತಿಳಿಸಲಿದ್ದಾರೆ ಶೇಖರ್ ಗೌಳೇರವರು. ರಾತ್ರಿ 7:57ಕ್ಕೆ ರೈತರ ನಿಸ್ವಾರ್ಥ ಸೇವೆಯನ್ನು ಕೊಂಡಾಡುವ ರೈತಗೀತೆ ಪ್ರಸಾರವಾಗಲಿದೆ. ರಾತ್ರಿ 8:00ರಿಂದ ಬೆಳಗ್ಗೆ 6 ಗಂಟೆಯವರೆಗೂ ರೇಡಿಯೋ ಶಿವಮೊಗ್ಗ ಆ್ಯಪ್ನಲ್ಲಿ ಕಾರ್ಯಕ್ರಮಗಳು ಪ್ರಸಾರವಾಗಲಿವೆ. ಇದರಲ್ಲಿ ಕನ್ನಡ ಸಿನಿಮಾ ಗೀತೆಗಳು, ಹರಿಕತೆ, ನಾಟಕ, ಯಕ್ಷಗಾನ, ಭಕ್ತಿಗೀತೆ, ಭಾವಗೀತೆ, ಜನಪದ ಗೀತೆ, ಹೀಗೆ ವೈವಿಧ್ಯಮಯ ಕಾರ್ಯಕ್ರಮಗಳು ನಿಮಗಾಗಿ ಮೂಡಿಬರಲಿವೆ. ಈ ಎಲ್ಲ ಕಾರ್ಯಕ್ರಮಗಳು ನಿಮಗಾಗಿ. ಶುಭ ದಿನ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
1: ಶುಭೋದಯ ಕರ್ನಾಟಕ, ಶುಭೋದಯ ಶಿವಮೊಗ್ಗ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್ ಜೆ ಸ್ಮೈಲಿಂಗ್ ಶ್ವೇತಾ. ಕಣ್ಣಿಗೆ ಕಾಣುವ ದೇವರುಗಳಿಗೆ ನನ್ನ ನಮನಗಳು. ನಮ್ಮ ಅಪ್ಪ ಅಮ್ಮ ಗುರುಗಳು, ನಮ್ಮನ್ನು ಪೋಷಿಸುವ ರೈತರು ಸೈನಿಕರು, ಹಾಗೆ ನಮ್ಮ ನಗರವನ್ನು ಸ್ವಚ್ಛವಾಗಿ ಹಾಗೂ ಸುಂದರವಾಗಿ ಇರಲು ಕಾರಣರಾದ ಪೌರ ಕಾರ್ಮಿಕರಿಗೆ, ಹಾಗೆ ಸಮಾಜದಲ್ಲಿ ನಮಗೆ ಒಳಿತನ್ನು ಬಯಸುವರೆಲ್ಲರಿಗೂ ನನ್ನ ನಮನಗಳು ತಿಳಿಸುತ್ತಾ ಇವತ್ತಿನ ನಮ್ಮ ಅರುಣೋದಯ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಸ್ವಾಗತ. ಗುಡ್ ಮಾರ್ನಿಂಗ್ ಸ್ನೇಹಿತರೆ, ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತೀನಿ. ಸೂರ್ಯನ ಕಿರಣಗಳು ಮೈ ಮನವನ್ನ ಸವರ್ತಾ ಇರೋ ಈ ಸುಂದರ ಮುಂಜಾನೆಯ ಹೊತ್ತಿನಲ್ಲಿ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಶುಭೋದಯ ಅಂತ ಹೇಳ್ತಾ, ನನ್ನ ಪ್ರೀತಿಯ ಸ್ನೇಹಿತರೆ, ಇವತ್ತು ನನ್ನ ಕೈಗೆ ಒಂದು ಅದ್ಭುತವಾದ ಬರಹ ಸಿಕ್ಕಿದೆ. ಏನ್ ಗೊತ್ತಾ, ನಮ್ಮ ಜೀವನದ ಪಯಣವನ್ನ ಬರೀ 3 ಅಕ್ಷರಗಳಲ್ಲಿ ಎಷ್ಟು ಚಂದವಾಗಿ ಹಿಡಿದಿಟ್ಟಿದ್ದಾರೆ ಗೊತ್ತಾ? ಸೊ ಅದನ್ನ ಇವತ್ತು ನಿಮ್ ಜೊತೆ ಹಂಚ್ಕೊಳ್ಳೇಬೇಕು ಅಂತ ಅನಿಸ್ತಾ ಇದೆ. ಮನುಷ್ಯ ಎಂಬ 3 ಅಕ್ಷರದವರು, ಪ್ರಪಂಚ ಎಂಬ 3 ಅಕ್ಷರದಲ್ಲಿರುವ, ಆಸ್ಪತ್ರೆ ಎಂಬ 3 ಅಕ್ಷರದಲ್ಲಿ, ವೈದ್ಯರು ಎಂಬ 3 ಅಕ್ಷರದವರ ಸಹಾಯದಿಂದ ಜಗತ್ತು ಎಂಬ 3 ಅಕ್ಷರಕ್ಕೆ ಕಾಲಿಡ್ತಾನೆ. ದೇವರು ಎಂಬ 3 ಅಕ್ಷರಕ್ಕೆ ಕೈ ಮುಗಿದು ಪುಸ್ತಕ ಎಂಬ 3 ಅಕ್ಷರವನ್ನು ಹಿಡಿದು ಶಿಕ್ಷಣ ಎಂಬ 3 ಅಕ್ಷರಕ್ಕೆ ಕಾಲಿಡ್ತಾನೆ. ಅಲ್ಲಿಯೂ ಉತ್ತೀರ್ಣ ಎಂಬ 3 ಅಕ್ಷರವನ್ನು ಪಡೆಯುತ್ತಾನೆ. ಜೀವನ ಎಂಬ 3 ಅಕ್ಷರದಲ್ಲಿ ಸಂತೋಷ ಎಂಬ 3 ಅಕ್ಷರದಿಂದ ಸಾಗುತ್ತಾನೆ. ನಂತರ ಅವನಿಗೆ ವಯಸ್ಸು ಎಂಬ 3 ಅಕ್ಷರವು ಹೆಚ್ಚಾದಾಗ, ಕೆಲಸ ಎಂಬ 3 ಅಕ್ಷರದಿಂದ ನಿವೃತ್ತಿ ಎಂಬ 3 ಅಕ್ಷರನ ಪಡೆದು ತನ್ನ ಜೀವನ ಎಂಬ 3 ಅಕ್ಷರ ಮುಗಿದಾಗ, ಮರಣ ಎಂಬ 3 ಅಕ್ಷರವನ್ನು ಹೊಂದಿ ಸ್ಮಶಾನ ಎಂಬ 3 ಅಕ್ಷರದಲ್ಲಿ ತನ್ನ ಜೀವನ ಎಂಬ 3 ಅಕ್ಷರವನ್ನು ಮುಕ್ತಾಯ ಎಂಬ 3 ಅಕ್ಷರದಲ್ಲಿ ಮುಗಿಸ್ತಾನೆ. ಆದರೆ ಸ್ನೇಹಿತರೆ, ಈ ಪಯಣದಲ್ಲಿ ಆ ಮುಕ್ತಾಯದ ಬಗ್ಗೆ ಯೋಚನೆ ಮಾಡೋದ್ಕಿಂತ ಇವತ್ತಿನ ಈ ಕ್ಷಣದಲ್ಲಿರೋ ಸಂತೋಷ ಮುಖ್ಯ ಅಲ್ವಾ? ಸೋ ಈ ಸುಂದರವಾದ ಮುಂಜಾನೆ ಕೂಡ 3 ಅಕ್ಷರದ್ದೇ ಆಗಿರುತ್ತೆ. ಹಾಗಾಗಿ ಇವತ್ತಿನ ದಿನವನ್ನ ಪಾಸಿಟಿವ್ ಆಗಿ ಶುರು ಮಾಡೋಣ. ನಗ್ತಾ ಇರಿ, ನಗಿಸ್ತಾ ಇರಿ. ಈ ದಿನ ನಿಮಗೂ ನಿಮ್ಮ ಕುಟುಂಬದವರಿಗೂ ಶುಭ ತರಲಿ ಅಂತ ಹಾರೈಸ್ತಾ, ನಮ್ಮ ಅರುಣೋದಯ ಕಾರ್ಯಕ್ರಮದಲ್ಲಿ ಒಂದು ಭಕ್ತಿ ಗೀತೆಯನ್ನ ಕೇಳಿ ವಾಪಸ್ ಬರೋಣ. ನಾನು ನಿಮ್ಮ RJ ಸ್ಮೈಲಿಂಗ್ ಶ್ವೇತಾ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

ಎಲ್ಲ ಪ್ರೀತಿಯ ಕೇಳುವರಿಗೆ ಅರುಣೋದಯ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಆರ್ ಜೆ ಸ್ಮೈಲಿಂಗ್ ಶ್ವೇತಾ. ಸ್ನೇಹಿತರೆ, ನಾನೀಗ ಒಂದು ಸ್ಫೂರ್ತಿದಾಯಕ ಕಥೆಯನ್ನ ಹೇಳೋದಕ್ಕೆ ಇಷ್ಟಪಡ್ತೀನಿ. ಈ ಕಥೆಯನ್ನ ಲೇಖಕಿ ರಾಜಮ್ಮ ಡಿ ಕೆ ಅವರು ಒಂದು ಕತೆ ಹೇಳ ಅನ್ನೋ ಪುಸ್ತಕದಲ್ಲಿ ಅವರವರ ಭಾಗ್ಯ ಅನ್ನೋ ಕಥೆಯನ್ನ ವಿವರಿಸಿದ್ದಾರೆ. ಬನ್ನಿ ಹಾಗಿದ್ರೆ ಈಗ ಆ ಕಥೆಯನ್ನ ಹೇಳ್ತೀನಿ, ಕೇಳಿ. ದಿನವಿಡೀ ಬೆವರು ಸುರಿಸಿ ದುಡಿಯುತ್ತಿದ್ದ ವ್ಯಕ್ತಿಯೊಬ್ಬ ಒಂದು ದಿನ ತನ್ನೆದುರಿಗೆ ಪ್ರತ್ಯಕ್ಷರಾದ ನಾರದ ಮಹರ್ಷಿಗಳನ್ನ ನೋಡಿ ಆಶ್ಚರ್ಯ ಪಡ್ಕೊಂಡ. ಬಳಿಕ ಕೈ ಮುಗಿದು, ಮಹರ್ಷಿಗಳೇ, ನೀವಿಂದು ನನ್ನ ಮುಂದೆ ಪ್ರತ್ಯಕ್ಷರಾಗಿರುವುದು ನನ್ನ ಸೌಭಾಗ್ಯವೇ ಸರಿ. ಬಹಳ ದಿನಗಳಿಂದ ನನ್ನ ತಲೆಯಲ್ಲಿ ಕೊರಿತಾ ಇರುವ ಒಂದು ಪ್ರಶ್ನೆಗೆ ನೀವು ಉತ್ತರಿಸ್ತೀರಾ ಅಂತ ಕೇಳ್ತಾನೆ. ಏನದು ಅಂತ ಕೇಳಿದ ನಾರದ. ಮಹರ್ಷಿಗಳೇ, ನಾನು ಎಷ್ಟೇ ಪ್ರಯತ್ನಿಸಿದರೂ ನನ್ನ ಆದಾಯ ಒಂದು ರೂಪಾಯಿಯನ್ನ ದಾಡ್ತಾ ಇಲ್ವಲ್ಲ, ಯಾಕೆ ಅಂತ ಆ ವ್ಯಕ್ತಿ ಕೇಳಿದ. ಅಯ್ಯ, ನಾನೀಗ ವೈಕುಂಠಕ್ಕೆ ಹೋಗ್ತಿದ್ದೇನೆ, ಇದರ ಬಗ್ಗೆ ವಿಷ್ಣುವಿಗೆ ಕೇಳಿ ನಾಳೆ ಉತ್ತರಿಸುತ್ತೇನೆ ಅಂತ ಹೇಳಿ ನಾರದ ಅದೃಶ್ಯನಾದ. ಮರುದಿನ ಮತ್ತೆ ಆ ವ್ಯಕ್ತಿಯ ಮುಂದೆ ಪ್ರತ್ಯಕ್ಷನಾದ ನಾರದ, ಅಯ್ಯ, ನಿನ್ನ ಭಾಗ್ಯದಲ್ಲಿ ಇರುವುದು ದಿನಕ್ಕೆ ಒಂದೇ ಒಂದು ರೂಪಾಯಿ ವರಮಾನ ಮಾತ್ರ ಅಂತ ಹೇಳಿ ಮರೆಯಾದ. ಓಹೋ, ನನ್ನ ಅದೃಷ್ಟದಲ್ಲಿ ಬರ್ದಿರೋದೇ ಇಷ್ಟು ಅಂತಂದ್ಮೇಲೆ ಇನ್ನೇನು ತಾನೇ ಮಾಡಲು ಸಾಧ್ಯ? ಇರುವುದರಲ್ಲೇ ನೆಮ್ಮದಿಯಿಂದ ಬಾಳಬೇಕು ಅಂತ ಅನ್ಕೊಂಡು ಒಂದು ರೂಪಾಯಿಯಲ್ಲಿಯೇ ತನ್ನ ಅವಶ್ಯಕತೆಗಳನ್ನ ಪೂರೈಸಿಕೊಳ್ತಾ ಸಂತೋಷದಿಂದ ಬಾಳ್ತಾ ಇದ್ದ. ಇದನ್ನೆಲ್ಲ ನೋಡ್ತಾ ಇದ್ದಂತಹ ಅವನ ಗೆಳೆಯ ಒಂದು ದಿನ ಅವನ ಹತ್ತಿರ ಬಂದು, ಮಿತ್ರ, ನಿನ್ನ ಒಂದು ರೂಪಾಯಿ ವರಮಾನದಲ್ಲಿ ನೀನೆಷ್ಟು ಸಂತೋಷದಿಂದ ನೆಮ್ಮದಿಯಿಂದ ಬದುಕ್ತಾ ಇರೋದನ್ನ ನೋಡಿ ನನಗೆ ತುಂಬಾ ಸಂತೋಷವಾಗ್ತಾ ಇದೆ. ನಿಮ್ಮೊಂದಿಗೆ ಸಂಬಂಧ ಬೆಳೆಸಬೇಕೆಂಬ ಆಸೆ ಆಗ್ತಾ ಇದೆ. ಅದಕ್ಕೆ ನನ್ನ ಸಹೋದರಿಯನ್ನು ನಿನಗೆ ಕೊಟ್ಟು ವಿವಾಹ ಮಾಡಬೇಕು ಅಂತ ತೀರ್ಮಾನಿಸಿದ್ದೇನೆ ಅಂತ ಹೇಳ್ತಾನೆ. ಇದಕ್ಕೆ ಆ ವ್ಯಕ್ತಿ ಏನ್ ಹೇಳ್ತಾನೆ ಅನ್ನೋದ್ರ ಬಗ್ಗೆ ಮುಂದಿನ ಭಾಗದಲ್ಲಿ ತಿಳಿಸ್ತೀನಿ. ಈಗ ನಮ್ಮ ಅರುಣೋದಯ ಕಾರ್ಯಕ್ರಮದಲ್ಲಿ ಒಂದು ಭಕ್ತಿ ಗೀತೆಯನ್ನ ಕೇಳಿ ವಾಪಸ್ ಬರೋಣ. ನಾನು ನಿಮ್ಮ ಆರ್ ಜೆ ಸ್ಮೈಲಿಂಗ್ ಶ್ವೇತಾ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ನನ್ನೆಲ್ಲ ಪ್ರೀತಿಯ ಕೇಳುಗರಿಗೆ ಮತ್ತೊಮ್ಮೆ ಅರುಣೋದಯ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಆರ್ಜೆ ಸ್ಮೈಲಿಂಗ್ ಶ್ವೇತಾ. ಸ್ನೇಹಿತರೆ, ಲೇಖಕಿ ರಾಜಮ್ಮ ಡಿ ಕೆ ಅವರು ಒಂದು ಕತೆ ಹೇಳ ಅನ್ನೋ ಪುಸ್ತಕದಲ್ಲಿ ಅವರವರ ಭಾಗ್ಯ ಎಂಬ ಕತೆಯನ್ನ ವಿವರಿಸಿದ್ದಾರೆ. ಆ ಕತೆಯನ್ನ ಈಗ ಮುಂದುವರಿಸ್ತೀನಿ, ಕೇಳಿ. ಆ ವ್ಯಕ್ತಿ ಅವನ ಗೆಳೆಯನಿಗೆ ಹೀಗೆ ಹೇಳ್ತಾನೆ, ತಮಾಷೆ ಮಾಡ್ಬೇಡ ಗೆಳೆಯ, ನನ್ನ ದಿನದ ಸಂಪಾದನೆ 1 ರೂಪಾಯಿ ಮಾತ್ರ ಅನ್ನೋದು ನೆನಪಿರ್ಲಿ. ಅಂತಹದ್ರಲ್ಲಿ ನಿನ್ನ ಸಹೋದರಿಯನ್ನು ಮದುವೆ ಆದ್ರೆ ಅವಳಿಗೆ ಜೀವನ ನಡೆಸೋದು ಕಷ್ಟವಾಗುವುದಿಲ್ಲವೇ? ಇಂತಹ ವ್ಯರ್ಥ ಪ್ರಯತ್ನಕ್ಕೆ ಕೈ ಹಾಕಬೇಡ ಅಂತ ಹೇಳ್ತಾನೆ. ಅದಕ್ಕೆ, ಇಲ್ಲ ಗೆಳೆಯ, ಏನೂ ತೊಂದರೆ ಆಗೋದಿಲ್ಲ. ಹೆಚ್ಚು ವರಮಾನ ಇದ್ದವರೆಲ್ಲ ನಿನ್ನ ಹಾಗೆ ನೆಮ್ಮದಿಯಿಂದ ಸಂತೋಷದಿಂದ ಇರ್ತಾರೆ ಅಂತ ಭಾವಿಸಬೇಡ. ಕೆಲವರು ಏನೂ ಇಲ್ಲದಿದ್ರೂ ಎಲ್ಲ ಇದ್ದವರಂತೆ ಸಂತೋಷದಿಂದ ಬದುಕುವುದನ್ನು, ಮತ್ತೆ ಕೆಲವರು ಎಲ್ಲ ಇದ್ದರೂ ಏನೂ ಇಲ್ಲದವರಂತೆ ಕೊರಗುತ್ತಾ ಬದುಕುವುದನ್ನು ನಾನು ನೋಡಿದ್ದೇನೆ ಅಂತ ಹೇಳ್ತಾ ಮರು ಮಾತನಾಡಲು ಬಿಡದೆ ಆ ವ್ಯಕ್ತಿಯನ್ನ ಒಪ್ಪಿಸಿದ. ಆದ್ರೆ ಸ್ನೇಹಿತರೆ, ಮದುವೆಯಾದ ಮೇಲೆ 1 ರೂಪಾಯಿ ಇದ್ದ ಆ ವ್ಯಕ್ತಿಯ ವರಮಾನ 10 ರೂಪಾಯಿಗಳಿಗೆ ಏರಿಕೆಯಾಗಿ ಒಟ್ಟು ವರಮಾನ 11 ಆಯಿತು. ಇದು ಹೇಗೆ ಸಾಧ್ಯ? ನಾರದ ಮಹರ್ಷಿಗಳನ್ನೇ ಕೇಳೋಣ ಅಂತ ನಾರದನನ್ನು ಕುರಿತು ಪ್ರಾರ್ಥನೆ ಮಾಡಿದ. ಪ್ರತ್ಯಕ್ಷನಾದ ನಾರದ, 1 ರೂಪಾಯಿ ನಿನ್ನ ಭಾಗ್ಯದ್ದು, 10 ರೂಪಾಯಿ ನಿನ್ನ ಹೆಂಡತಿಯ ಭಾಗ್ಯದ್ದು ಅಂತ ಹೇಳಿ ಅದೃಶ್ಯನಾದ. ಆ ಸಮಯದಲ್ಲಿ ಹೆಂಡತಿ ಗರ್ಭಿಣಿಯಾದಳು. 11 ರೂಪಾಯಿ ಇದ್ದ ಆ ವ್ಯಕ್ತಿಯ ವರಮಾನ 31 ರೂಪಾಯಿಗೆ ಏರಿತು. ಅಚ್ಚರಿಗೊಂಡ ಅವನು ಮತ್ತೆ ನಾರದನನ್ನು ಕುರಿತು ಪ್ರಾರ್ಥನೆ ಮಾಡಿಕೊಂಡ. ಆಗ ಮತ್ತೊಮ್ಮೆ ನಾರದ ಪ್ರತ್ಯಕ್ಷನಾದ. ಮಹರ್ಷಿಗಳೇ, ನನ್ನ ಹಾಗೂ ಪತ್ನಿಯ ಭಾಗ್ಯದಿಂದ ಸಿಗುತ್ತಿದ್ದ 11 ರೂಪಾಯಿ ಈಗ 31 ರೂಪಾಯಿ ಆಗಿದೆ. ನಾನೇನಾದ್ರೂ ತಪ್ಪು ಮಾಡ್ತಾ ಇದ್ದೀನಾ ಅಂತ ಕೇಳಿದ. ಅದಕ್ಕೆ ನಾರದ, ಇಲ್ಲ, ನೀನೇನೂ ತಪ್ಪು ಮಾಡುತ್ತಿಲ್ಲ. ನಿಮ್ಮ ಮಗುವಿನ ಭಾಗ್ಯದಿಂದ 20 ರೂಪಾಯಿ ಹೆಚ್ಚಾಗಿದೆ. ಪ್ರತಿಯೊಬ್ಬ ಮನುಷ್ಯನಿಗೂ ಅವರವರ ಭಾಗ್ಯದ ಪಾಲು ಇದ್ದೇ ಇರುತ್ತೆ. ಯಾರಿಗೆ ಎಷ್ಟು ಅನ್ನೋದು ತಿಳಿಯುವುದಿಲ್ಲ. ಕೆಲವರಿಗೆ ಹೆಚ್ಚು, ಕೆಲವರಿಗೆ ಕಡಿಮೆ ಇರಬಹುದು. ಆದರೆ ಮನುಷ್ಯ ಇದನ್ನು ಅರ್ಥ ಮಾಡಿಕೊಳ್ಳದೆ, ಬೇರೆಯವರ ಭಾಗ್ಯದ ಪಾಲನ್ನು ಲೆಕ್ಕಕ್ಕೆ ತೆಗೆದುಕೊಳ್ಳದೆ, ಎಲ್ಲವೂ ನನ್ನಿಂದಲೇ ಆಗಿದ್ದು, ನಾನೇ ಮಾಡಿದ್ದು, ಎಲ್ಲವೂ ನನ್ನದೇ ಅಂತ ಅಹಂಕಾರದಿಂದ ಬೀಗುತ್ತಾನೆ ಅಂತ ಹೇಳಿ ಅದೃಶ್ಯನಾದ. ಸ್ನೇಹಿತರೆ, ಕತೆ ಕೇಳಿಸ್ಕೊಂಡ್ರೆ ಅಲ್ವಾ, ದಿನಕ್ಕೆ 1 ರೂಪಾಯಿ ಸಂಪಾದಿಸುತ್ತಿದ್ದ ಆ ವ್ಯಕ್ತಿ ಸಾಮಾನ್ಯ ಮನುಷ್ಯ. ತನ್ನ ಜೀವನದಲ್ಲಿ ನಡೆದ ಪವಾಡಗಳನ್ನ ನೋಡಿ ಬೆರಗಾಗ್ತಾನೆ. ಮದುವೆಯಾದ್ಮೇಲೆ ಆದಾಯ 11 ರೂಪಾಯಿ ಆಯಿತು, ಮಗು ಬಂದ್ಮೇಲೆ ಅದು 31 ರೂಪಾಯಿ ಆಯಿತು. ಆದ್ರೆ ಸ್ನೇಹಿತರೆ, ಇಲ್ಲಿ ಮ್ಯಾಟರ್ ಇರೋದು ಏನ್ ಗೊತ್ತಾ? ದುಡ್ಡಿನ ಬಗ್ಗೆ ಅಲ್ಲ, ಮ್ಯಾಟರ್ ಇರೋದು ನಮ್ಮ ಅಹಂಕಾರದ ಬಗ್ಗೆ. ಎಸ್, ನಾವೆಲ್ಲ ಅಂದ್ಕೊಳ್ತಾ ಇರ್ತೀವಿ, ನಾನು ಕಷ್ಟಪಟ್ಟೆ ಅದಕ್ಕೆ ನನ್ಗೆ ಇಷ್ಟು ಸಂಬಳ ಬಂತು, ನಾನು ಸ್ಮಾರ್ಟ್ ಅಲ್ವಾ ಅದಕ್ಕೆ ನನ್ ಲೈಫ್ನಲ್ಲಿ ಇಷ್ಟು ಮೇಲೆ ಬಂದೆ ಅಂತ. ಆದ್ರೆ ಈ ಕತೆ ನಮ್ಗೆ ಕಲಿಸೋ ಪಾಠ ಏನು ಅಂತಂದ್ರೆ, ನಮ್ಮ ಬೆಳವಣಿಗೆಯ ಹಿಂದೆ ನಮ್ಮವರ ಪುಣ್ಯ ಕೂಡ ಇರುತ್ತೆ. ಮನೆಯಲ್ಲಿರೋ ಹೆಂಡತಿ, ಮಕ್ಕಳು ಅಥವಾ ನಮಗೆ ಪ್ರೀತಿ ಕೊಡೋ ಆಪ್ತರ ಅದೃಷ್ಟದ ಪಾಲು ಕೂಡ ನಮ್ಗೆ ಸಿಗ್ತಾ ಇರುತ್ತೆ ಅನ್ನೋದನ್ನ ನಾವು ಮರ್ತೇ ಬಿಟ್ಟಿರ್ತೀವಿ. ಎಲ್ಲವನ್ನು ನಾನೇ ಮಾಡಿದ್ದು ಅಂತ ಬೀಗ್ಬಾರ್ದು. ಸೊ ಪ್ರತಿಯೊಬ್ಬರಿಗೂ ಅವರವರ ಭಾಗ್ಯದ ಅದೃಷ್ಟ ಅಂತ ಒಂದಿರುತ್ತೆ. ನಮ್ಮ ಯಶಸ್ಸನ್ನ ನಮ್ಮವರ ಜೊತೆ ಹಂಚಿಕೊಳ್ಳೋಣ, ಯಾಕಂದ್ರೆ ಆ ಯಶಸ್ಸಿನ ಪಾಲಲ್ಲಿ ಅವರ ಪಾಲು ಇರುತ್ತೆ ಅಂತ ಹೇಳ್ತಾ ಅರುಣೋದಯ ಕಾರ್ಯಕ್ರಮದಲ್ಲಿ ಒಂದು ಭಕ್ತಿ ಗೀತೆಯನ್ನ ಕೇಳಿ ವಾಪಸ್ ಬರೋಣ. ನಾನು ನಿಮ್ಮ ಆರ್ಜೆ ಸ್ಮೈಲಿಂಗ್ ಶ್ವೇತಾ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ

ಪ್ರೀತಿಯ ಕೇಳುಗರಿಗೆ ಮತ್ತೊಮ್ಮೆ ಅರುಣೋದಯ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಆರ್ ಜೆ ಸ್ಮೈಲಿಂಗ್ ಶ್ವೇತಾ. ಇವತ್ತು ಬರೀ ಹಾಡು ಹರಟೆ ಅಷ್ಟೇ ಅಲ್ಲ, ಇವತ್ತು ನಾವೆಲ್ಲರೂ ಹೆಮ್ಮೆ ಪಡೋ ದಿನ. ಯಾಕೆ ಅಂತೀರಾ? ಇವತ್ತು ಮೇ 11 ನ್ಯಾಷನಲ್ ಟೆಕ್ನಾಲಜಿ ಡೇ. ಎಸ್, ಹೌದು ಸ್ನೇಹಿತರೆ, ಏನಪ್ಪ ಇದು ಟೆಕ್ನಾಲಜಿ ಡೇ ಅಂತ ಅನ್ಕೊಳ್ತೀರಾ? ಕೇಳಿ, ಇವತ್ತಿಗೆ ಸರಿಯಾಗಿ 1998 ಭಾರತ ಒಂದು ಇತಿಹಾಸ ಸೃಷ್ಟಿಸಿತ್ತು. ರಾಜಸ್ಥಾನದ ಪೋಖ್ರಾನ್ನಲ್ಲಿ ನಾವು ಆಪರೇಷನ್ ಶಕ್ತಿ ಅನ್ನೋ ಹೆಸರಲ್ಲಿ ಅಣು ಪರೀಕ್ಷೆ ಅಂದ್ರೆ ನ್ಯೂಕ್ಲಿಯರ್ ಟೆಸ್ಟ್ ಅನ್ನ ನಡೆಸಿ ಇಡೀ ಜಗತ್ತೇ ಭಾರತದ ಕಡೆಗೆ ತಿರುಗಿ ನೋಡುವಂತೆ ಮಾಡಿದ್ದ ದಿನವಿದು. ಅಟಲ್ ಬಿಹಾರಿ ವಾಜಪೇಯಿ ಅವರ ನೇತೃತ್ವದಲ್ಲಿ ನಮ್ಮ ಮಿಸೈಲ್ ಮ್ಯಾನ್ ಡಾಕ್ಟರ್ APJ ಅಬ್ದುಲ್ ಕಲಾಂ ಅವರ ಟೀಮ್ ಈ ಸಾಹಸ ಮಾಡಿತ್ತು ಸ್ನೇಹಿತರೆ. ಸೊ ಅವತ್ತಿನಿಂದ ನಾವು ಪ್ರತಿ ವರ್ಷ ಈ ದಿನವನ್ನ ತಂತ್ರಜ್ಞಾನದ ಹಬ್ಬವಾಗಿ ಆಚರಿಸ್ತಾ ಇದ್ದೇವೆ. ಒಂದ್ಸರಿ ಯೋಚನೆ ಮಾಡಿ ನೋಡಿ ಸ್ನೇಹಿತರೆ, ಬೆಳಗ್ಗೆ ಎದ್ದ ತಕ್ಷಣ ಅಲರಾಮ್ ಹೊಡೆಯೋ ಮೊಬೈಲ್ ನಿಂದ ಹಿಡಿದು ನೀವು ಆಫೀಸ್ಗೆ ಹೋಗೋಕೆ ಬುಕ್ ಮಾಡೋ ಕ್ಯಾಬ್ ಇರ್ಲಿ, ಅಥವಾ ದೂರ ಇರೋ ಫ್ರೆಂಡಿಗೆ ಮಾಡೋ ವಿಡಿಯೋ ಕಾಲ್ ಇರ್ಲಿ, ತಂತ್ರಜ್ಞಾನ ಇಲ್ಲದೆ ನಮ್ಮ ದಿನ ಶುರುವೇ ಆಗೋದಿಲ್ಲ ಅಲ್ವಾ? ಸೊ ಕೃಷಿಯಿಂದ ಹಿಡಿದು ಬಾಹ್ಯಾಕಾಶದವರೆಗೆ ಭಾರತ ಇವತ್ತು ಜಗತ್ತಿಗೆ ಗುರು ಆಗ್ತಾ ಇದೆ ಅಂತಂದ್ರೆ ಅದಕ್ಕೆ ನಮ್ಮ ವಿಜ್ಞಾನಿಗಳ ಶ್ರಮವೇ ಕಾರಣ. ಸೊ ಇವತ್ತು ನಾವು ಒಂದು ವಿಚಿತ್ರ ಜಗತ್ತಿನಲ್ಲಿದ್ದೀವಿ ಅಲ್ವಾ? ಮೊದಲೆಲ್ಲ ಅಮ್ಮ ಬಂದು ಎಬ್ಬಿಸಬೇಕಾಗಿತ್ತು, ಆದ್ರೆ ಇವತ್ತು ಮೊಬೈಲ್ನಲ್ಲಿರೋ ಅಲೆಕ್ಸಾ ಬಂದು ಗುಡ್ ಮಾರ್ನಿಂಗ್ ಅಂತ ಹೇಳುತ್ತೆ. ಹೌದು, ಇವತ್ತು ನಾವು ಮಾತನಾಡ್ತಾ ಇರೋದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮತ್ತು ಈ ಹೊಸ ಕಾಲದ ತಂತ್ರಜ್ಞಾನದ ಬಗ್ಗೆ. ಇದ್ರಲ್ಲಿ ಮಜಾನೂ ಇದೆ, ಸ್ವಲ್ಪ ಸಜಾನೂ ಕೂಡ ಇದೆ. ಅದು ಏನು ಅಂತ ಹೇಳ್ತೀರಾ? ಹೇಳ್ತೀನಿ ಕೇಳಿ. ಮೊದಲನೇದಾಗಿ, ಈ ಹೊಸ ಟೆಕ್ನಾಲಜಿಯಿಂದ ಆಗ್ತಾ ಇರೋ ಲಾಭಗಳು ಒಂದೆರಡಲ್ಲ, ಎಲ್ಲವೂ ಬೆರಳ ತುದಿಯಲ್ಲಿದೆ. ಸೊ ಸ್ನೇಹಿತರೆ, ಮುಂಚೆ ಡೌಟ್ ಬಂತು ಅಂತಂದ್ರೆ ಲೈಬ್ರರಿಗೆ ಹೋಗ್ತಾ ಇದ್ವಿ, ಈಗ ChatGPT ಅಥವಾ ಗೂಗಲ್ ಕೇಳಿದ್ರೆ ಸಾಕು, ಸೆಕೆಂಡ್ಗಳಲ್ಲಿ ಉತ್ತರ ರೆಡಿ ಮಾಡುತ್ತೆ. ಹಾಗೆ ಬ್ಯಾಂಕಿಗೆ ಹೋಗಿ ಲೈನ್ನಲ್ಲಿ ನಿಲ್ಲೋ ಕಾಲ ಹೋಯಿತು. ಈಗೇನಿದ್ರು UPI ಬಂದ್ಮೇಲೆ ಜೇಬ್ನಲ್ಲಿ ನಯಾ ಪೈಸೆ ಇಲ್ದಿದ್ರು ಇಡೀ ಮಾರ್ಕೆಟ್ ಸುತ್ತಿ ಬರಬಹುದು ಅಲ್ವಾ? ಹಾಗೆ ಕೈಯಲ್ಲಿರೋ ಒಂದು ಸ್ಮಾರ್ಟ್ ವಾಚ್ ನಾವು ಎಷ್ಟು ಹೆಜ್ಜೆ ನಡೀತಾ ಇದ್ದೀವಿ, ನಮ್ಮ ಹಾರ್ಟ್ ರೇಟ್ ಹೇಗಿದೆ ಅಂತ ಹೇಳ್ಬಿಡುತ್ತೆ. ನಿಜವಾಗಿಯೂ ಇದೊಬ್ಬ ಡಿಜಿಟಲ್ ಡಾಕ್ಟರ್ ಇದ್ದಂತೆ. ಇದಿಷ್ಟು ಮಜಾ ಅಂತಂದ್ರೆ, ಇನ್ನ ಸಜದ ಬಗ್ಗೆ ಹೇಳ್ತೀನಿ ಕೇಳಿ, ಅಂದ್ರೆ ನಷ್ಟಗಳ ಬಗ್ಗೆ ಸ್ವಲ್ಪ ಹುಷಾರಾಗಿರ್ಬೇಕಪ್ಪ. ಅದೇನ್ ಗೊತ್ತಾ, ನಾಣ್ಯಕ್ಕೆ ಎರಡು ಮುಖ ಇರುತ್ತೆ ಅಲ್ವಾ? ಹಾಗೆಯೇ ಇಲ್ಲೂ ಒಂದಿಷ್ಟು ತಲೆನೋವುಗಳಿವೆ. ಏನಪ್ಪ ಅಂದ್ರೆ, ನಾವು ಏನ್ ತಿಂತೀವಿ, ಎಲ್ಲಿ ಹೋಗ್ತೀವಿ ಅನ್ನೋದು ನಮಗಿಂತ ನಮ್ಮ ಫೋನಿಗೆ ಗೊತ್ತಿರುತ್ತೆ. ನಮ್ಮ ಡೇಟಾ ಎಷ್ಟು ಸೇಫ್ ಅನ್ನೋದು ದೊಡ್ಡ ಪ್ರಶ್ನೆ. ಟೆಕ್ನಾಲಜಿ ನಮ್ಮ ಕೆಲಸ ಸುಲಭ ಮಾಡ್ತಿದೆ ನಿಜ, ಆದ್ರೆ ನಮ್ಮ ಮೆದುಳಿಗೆ ಕೆಲಸ ಕೊಡೋದನ್ನೇ ನಿಲ್ಸ್ಬಿಟ್ಟಿದ್ದೀವಿ. ಪ್ರತಿಯೊಂದಕ್ಕೂ ಆಪ್ಗಳ ಮೇಲೆ ಡಿಪೆಂಡ್ ಆಗೋದು ಆರೋಗ್ಯಕ್ಕೆ ಅಷ್ಟೊಂದು ಒಳ್ಳೆಯದಲ್ಲ. ಹಾಗೇನೆ ಫೋನಲ್ಲಿ ಬರೋ ಒಂದು ಸಣ್ಣ ಲಿಂಕ್ ಕ್ಲಿಕ್ ಮಾಡಿದ್ರೆ ಸಾಕು, ಅಕೌಂಟ್ ಖಾಲಿಯಾಗೋ ಚಾನ್ಸಸ್ ಇರುತ್ತೆ. ಸೊ ಇಲ್ಲಿ ಬುದ್ಧಿವಂತಿಕೆಗಿಂತ ಹೆಚ್ಚು ಜಾಗರೂಕತೆ ಮುಖ್ಯ. ಇನ್ನ ಕೊನೆಯದಾಗಿ ಸ್ನೇಹಿತರೆ, ತಂತ್ರಜ್ಞಾನ ಅನ್ನೋದು ಒಂದು ಚಾಕು ಇದ್ದಂತೆ. ಅದನ್ನ ಹಣ್ಣು ಕೊಯ್ಯೋಕೆ ಬಳಸ್ತಿರೋ ಅಥವಾ ಕೈ ಕುಯ್ಯೋಕೆ ಬಳಸ್ತಿರೋ ಅನ್ನೋದು ನಿಮಗೆ ಬಿಟ್ಟಿದ್ದು. ಟೆಕ್ನಾಲಜಿನ ನಾವು ಆಳ್ಬೇಕೇ ಹೊರತು ಅದು ನಮ್ಮನ್ನ ಆಳ್ಬಾರ್ದು. ನಿಮ್ಮ ಫೋನ್ ಅನ್ನ ದಿನಕ್ಕೆ ಕನಿಷ್ಠ ಅಂದ್ರೂ ಒಂದು ಗಂಟೆಯಾದ್ರೂ ದೂರ ಇಟ್ಟು ಪಕ್ಕದಲ್ಲಿರೋ ಮನುಷ್ಯರ ಜೊತೆ ಮಾತನಾಡಿ. ಆ ರಿಯಲ್ ಕನೆಕ್ಷನ್ ಮುಂದೆ ಯಾವ ಹೈಸ್ಪೀಡ್ ಇಂಟರ್ನೆಟ್ ಕೂಡ ಸಾಟಿಯಲ್ಲ ಅಂತ ಹೇಳ್ತಾ ಇವತ್ತಿನ ನಮ್ಮ ಅರುಣೋದಯ ಕಾರ್ಯಕ್ರಮವನ್ನ ಮುಗಿಸ್ತಾ ಇದ್ದೀನಿ. ನಾನು ನಿಮ್ಮ RJ ಸ್ಮೈಲಿಂಗ್ ಶ್ವೇತಾ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

ನಿಲ್ಲಿಸ್ಬೇಡಿ ಮಕ್ಕಳೇ, ಹಾಡಿ. ನಿಮ್ಮ ಗಾನ ಮಾಧುರ್ಯಕ್ಕೆ ಶಿವನೇ ಮರುಳಾದಂತೆ. ಹಾಡಿ ಮಕ್ಕಳೇ, ಹಾಡಿ.

0: ಟ್ರೈನಿಂಗ್ ನ ಸ್ಟಾರ್ಟಿಂಗ್ ನಿಂದೇ ಕೊಟ್ರು, ಸೊ ನಂಗೆ ಆರಾಮಾಯ್ತು.
1: Hi, I'm a doctor. I have seen many colleges, but for the holistic development of your children, there is no better college like Sri Adichunchungiri PU College, Shivamogga.
2: ಪ್ರತಿ ವಿದ್ಯಾರ್ಥಿಗೆ ದೊರೆಯುತ್ತಿದೆ ಸಮರ್ಥ ಶಿಕ್ಷಣ. ವಿದ್ಯಾರ್ಥಿಯ ಸರ್ವತೋಮುಖ ಪ್ರಗತಿಗೆ ಆದ್ಯತೆ ನೀಡುವ ಮಲೆನಾಡಿನ ಹೆಮ್ಮೆಯ ಸಂಸ್ಥೆ ಶ್ರೀ ಆದಿಚುಂಚನಗಿರಿ ಸ್ವತಂತ್ರ ಪದವಿ ಪೂರ್ವ ಕಾಲೇಜು, ಶರಾವತಿ ನಗರ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 7483710963. ಸಂಖ್ಯೆ ಮತ್ತೊಮ್ಮೆ 7483710963. ವೆಬ್ಸೈಟ್ www.saipuc.org.in.
1: ಉತ್ತಮ ಭವಿಷ್ಯಕ್ಕೆ ಸೂಕ್ತ ಆಯ್ಕೆ
0: ಶ್ರೀ ಆದಿಚುಂಚನಗಿರಿ ಸ್ವತಂತ್ರ ಪದವಿ ಪೂರ್ವ ಕಾಲೇಜು.

0: ನಮಸ್ಕಾರ. ಮಹಾತ್ಮ ಗಾಂಧೀಜಿ ಓದು ಸರಣಿ. ಮೋಹನ್ದಾಸ್ ಕರಮ್ಚಂದ್ ಗಾಂಧಿ ಅವರ ಬಗ್ಗೆ ಒಂದು ಓದು ಸರಣಿಯನ್ನು ಮಾಡಬೇಕೆಂದು ಈ ಕಾರ್ಯವನ್ನು ಕೈಗೆತ್ತಿಕೊಳ್ಳಲಾಗಿದೆ. ಗಾಂಧೀಜಿಯವರು ಬರೆದ ಪುಸ್ತಕಗಳು ಮತ್ತು ಅವರ ಬಗ್ಗೆ ಬಲ್ಲವರು ಬರೆದ ವಿಚಾರಧಾರೆಗಳನ್ನು ಈ ಸರಣಿಯಲ್ಲಿ ಕೇಳಬಹುದು.
1: ಮಹಾತ್ಮ ಗಾಂಧೀಜಿ ಓದು ಸರಣಿಯ ಮುಂದಿನ ಭಾಗವಾಗಿ ಮೋಹನ್ದಾಸ್ ಕರಮ್ಚಂದ್ ಗಾಂಧಿಯವರು ಬರೆದ ಅಸ್ಪೃಶ್ಯತೆ ಈ ಪುಸ್ತಕವನ್ನು ಕೈಗೆತ್ತಿಕೊಳ್ಳಲಾಗಿದೆ. ಇದನ್ನು ಕನ್ನಡಕ್ಕೆ ಭಾಷಾಂತರ ಮಾಡಿದವರು ಪ್ರೊಫೆಸರ್ ಜಿಡಿ ನಾಡಕರ್ಣಿ ಅವರು. ಈ ಪುಸ್ತಕವನ್ನು ಪ್ರಕಟಿಸಿದವರು ಕರ್ನಾಟಕ ಗಾಂಧಿ ಸ್ಮಾರಕ ನಿಧಿ, ಗಾಂಧಿ ಭವನ, ಕುಮಾರ ಪಾರ್ಕ್ ಪೂರ್ವ, ಬೆಂಗಳೂರು. ಈ ಪುಸ್ತಕವನ್ನು ಓದುತ್ತಿರುವವರು ಪ್ರಕಾಶ್ ಹೆಚ್ ಆರ್ ಮತ್ತು ಮೂಡುಬಾಗಿಲು ವಿಜಯಕುಮಾರ್, ಬೆಂಗಳೂರು.
2: ಮೋಹನ್ದಾಸ್ ಕರಮಚಂದ್ರ ಗಾಂಧಿ ಅವರು ಬರೆದ ಪುಸ್ತಕ ಅಸ್ಪೃಶ್ಯತೆ, ಇದರ ಅಧ್ಯಾಯ 10, ಹರಿಜನ ಸೇವಕರಿಗೆ ಹಿತೋಕ್ತಿಗಳು. ಈ ಆಂದೋಲನವು ಧಾರ್ಮಿಕವಾಗಿದ್ದು ಹಿಂದೂ ಧರ್ಮವನ್ನು ಪವಿತ್ರಗೊಳಿಸಿ ಅದನ್ನು ರಕ್ಷಿಸುವ ಉದ್ದೇಶವುಳ್ಳದಾಗಿದ್ದರೆ ಅದು ಮುಂದುವರಿಯಬೇಕಾದದ್ದು ಕೇವಲ ಮತ್ತು ಪೂರ್ಣವಾದ ಸತ್ಯದಿಂದ ಮಾತ್ರ. ಸತ್ಯವು ಧರ್ಮದ ಅಡಿಗಲ್ಲಾಗಿದೆ. ಸತ್ಯವೇ ದೇವರು ಎಂದ ಬಳಿಕ ಧರ್ಮದಲ್ಲಿ ಅಸತ್ಯಕ್ಕೆ ಅವಕಾಶವೇ ಇಲ್ಲ. ಪ್ರತಿಯೊಬ್ಬ ಹರಿಜನ ಸೇವಕನು ಈ ಮೂಲತತ್ವವನ್ನು ತನ್ನ ಹೃದಯ ಫಲಕದ ಮೇಲೆ ಬರೆದಿಟ್ಟುಕೊಳ್ಳಲಿ. ಅತಿಶಯೋಕ್ತಿಯು ಒಂದು ಪ್ರಕಾರದ ಅಸತ್ಯವೆಂಬುದನ್ನು ಹರಿಜನ ಸೇವಕರು ಅರಿಯಲಿ. ನಾನು ಮತ್ತೆ ಉಪವಾಸ ಪ್ರಾರಂಭಿಸಬಾರದೆಂದು ಹರಿಜನರಿಗಾಗಿ ತೆರೆಯಲ್ಪಟ್ಟ ದೇವಾಲಯ, ಬಾವಿಗಳ ಸಂಖ್ಯೆಯನ್ನು ಹೆಚ್ಚಿಸುವ ಪ್ರವೃತ್ತಿ ಕಂಡುಬರುತ್ತದೆ. ಇದೊಂದು ನನಗೆ ನಿರಾಶೆ ಹುಟ್ಟಿಸುವ ಮಾತಾಗಿದೆ ಮತ್ತು ಈ ಮಹಾ ಆಂದೋಲನದ ಬಗೆಗೆ ಅಗೌರವದ ಕಲ್ಪನೆಯನ್ನು ಹುಟ್ಟಿಸುತ್ತದೆ. ಜನರಿಗೆ ಯಾವುದೇ ರೀತಿಯಿಂದ ಒತ್ತಾಯ ತರುವುದು ನನ್ನ ಉಪವಾಸದ ಉದ್ದೇಶವಾಗಿರಲಿಲ್ಲ. ಹಿಂದೂಗಳು ವಿಚಾರ ಮಾಡಿ ಕಾರ್ಯ ಪ್ರವೃತ್ತರಾಗಲೆಂದು ನನ್ನ ಉಪವಾಸದ ಉದ್ದೇಶವಾಗಿತ್ತು. ಸತ್ಯವು ಕಠೋರವಾಗಿದೆ. ಬೇಕಾದಷ್ಟು ಬೆಲೆಯುಳ್ಳ ವ್ಯಕ್ತಿಯ ಅಥವಾ ವ್ಯಕ್ತಿಗಳ ಜೀವಕ್ಕಿಂತ ಅದು ಹೆಚ್ಚು ಬೆಲೆಯುಳ್ಳದೆಂದು ತಿಳಿಯಲೇಬೇಕು. ಲಕ್ಷಗಟ್ಟಲೆ ಜೀವಿಗಳನ್ನು ಬಲಿಕೊಟ್ಟಾದರೂ ಸತ್ಯವು ಬಾಳಬೇಕು. ಅನೇಕರು ಹಿಂದೂ ಧರ್ಮದ ಅವಿಭಾಜ್ಯ ಅಂಗವೆಂದು ನಂಬಿದ ಅಸ್ಪೃಶ್ಯತೆಯ ವಿರುದ್ಧ ನಡೆದಿರುವ ಈ ದೊಡ್ಡ ಧಾರ್ಮಿಕ ಆಂದೋಲನವು ಯಶಸ್ವಿಯಾಗಲು

0: ಕೇವಲ ಸತ್ಯ ಮತ್ತು ಅಜೇಯ ವಿಶ್ವಾಸಗಳು ಅವಶ್ಯವಾಗಿರುತ್ತದೆ. ಸುಧಾರಕರು ಅಸ್ಪೃಶ್ಯತೆಯನ್ನೇ ಹಿಂದೂ ಧರ್ಮದ ಒಂದು ದೊಡ್ಡ ಕಲಂಕವೆಂದು, ಮಹಾ ಅಸತ್ಯವೆಂದು ಭಾವಿಸಿದ್ದಾರೆ. ಹೀಗಿದ್ದ ಮೇಲೆ ಸತ್ಯ ಮತ್ತು ಕರುಣೆಗಳಿಂದಲೇ ಅದನ್ನು ಸೋಲಿಸುವುದು ಸಾಧ್ಯ. ಹರಿಜನ, 18 ಮಾರ್ಚ್ 1933.
1: ಅಸ್ಪೃಶ್ಯತೆಯನ್ನು ನಿವಾರಿಸಲು ನೀವು ಏನು ಮಾಡುವಿರಿ? ಅಸ್ಪೃಶ್ಯತೆಯು ಹಿಂದೂ ಧರ್ಮದ ಒಂದು ದೊಡ್ಡ ಕಲಂಕ ಎಂದು ಸಾರುವುದರಿಂದ ನೀವು ಕೃತಕೃತ್ಯರಾದಿರಿ ಎಂದು ಭಾವಿಸಿದರೆ ಅದು ಹಾಸ್ಯಾಸ್ಪದವಾದ ಮಾತು. ಉತ್ಸಾಹದ ಬರದಲ್ಲಿ ನೀವು ಒಬ್ಬ ಹರಿಜನನ ಹತ್ತಿರ ಹೋಗಿ ಅವನನ್ನು ಸ್ಪರ್ಶಿಸಿ ಅಪ್ಪಿಕೊಂಡರೆ ಹಾಗೂ ಅನಂತರ ಅವನನ್ನು ಮರೆತು ಬಿಟ್ಟರೆ ಅದು ಸಾಲದು. ನೀವು ಪ್ರತಿದಿನವೂ ಹರಿಜನ ಕೇರಿಗೆ ಹೋಗಿ ನಿಮ್ಮ ವಿಶ್ವಾಸದ ಗುರುತೆಂದು ಅನೇಕ ಹರಿಜನರನ್ನು ಸ್ಪರ್ಶಿಸಿದರೂ ನಿಮ್ಮ ಕರ್ತವ್ಯ ಮುಗಿಯಲಿಲ್ಲ. ನಿಮ್ಮನ್ನು ನೋಡುವ ಹರಿಜನರಿಗೆ ತಮ್ಮೆಲ್ಲರ ಭಾಗ್ಯೋದಯದ ದಿನ ಉದಯಿಸಿದೆ ಎಂಬ ಭಾವನೆ ಉಂಟಾಗುವಂತೆ ನೀವು ನಿಮ್ಮ ಪ್ರತಿನಿತ್ಯದ ಜೀವನವನ್ನು ನಿಯಂತ್ರಿಸಿಕೊಳ್ಳುವುದು ನಿಮ್ಮ ಕರ್ತವ್ಯವಾಗಿದೆ. ಕೆಂಗೇರಿಯ ಸಮ್ಮೇಳನದ ಭಾಷಣದಿಂದ. ಹರಿಜನ, 20 ಜೂನ್ 1936.
0: ಹರಿಜನ ಸೇವೆಯೇ ಆಗಲಿ ಅಥವಾ ದೀನರ, ದರಿದ್ರರ, ಅಸಹಾಯಕರ ಸೇವೆಯೇ ಆಗಲಿ, ಪರಿಣಾಮಕಾರಿಯಾಗಬೇಕಾದರೆ ಆ ಸೇವಕನ ಚಾರಿತ್ರ್ಯವು ಪರಿಶುದ್ಧವಾಗಿರುವುದು ಅವಶ್ಯ. ಅದು ಇಲ್ಲದೆ ಶ್ರೇಷ್ಠ ಬುದ್ಧಿಶಕ್ತಿಯಾಗಲಿ ಅಥವಾ ದಕ್ಷ ಆಡಳಿತೀಯ ಶಕ್ತಿಯಾಗಲಿ ಉಪಯೋಗ ಬೀಳಲಾರದು. ಅಷ್ಟೇ ಅಲ್ಲ, ಅವು ಬಾಧಕವಾಗಬಹುದು. ಅದೇ ಶುದ್ಧ ಚಾರಿತ್ರ್ಯ ಮತ್ತು ಸೇವಾಪ್ರಿಯತೆಗಳು ಇಂಥ ಬುದ್ಧಿಯ ಮತ್ತು ಆಡಳಿತೀಯ ಶಕ್ತಿಗಳನ್ನು ಉತ್ಪಾದಿಸುತ್ತವೆ. ಈ ಅಧ್ಯಾಯವು ಮುಂದಿನ ಸಂಚಿಕೆಯಲ್ಲಿ ಮುಂದುವರಿಯುವುದು.
2: ಗಾಂಧೀಜಿಯವರು ಬರೆದ ಪುಸ್ತಕಗಳು ಮತ್ತು ಅವರ ಬಗ್ಗೆ ಬಲ್ಲವರು ಬರೆದ ವಿಚಾರಧಾರೆಗಳನ್ನು ಇದುವರೆಗೆ ಕೇಳಿದಿರಿ. ಪರಿಕಲ್ಪನೆ ಜಿಎಲ್ ಜನಾರ್ದನ್, ನಿರ್ದೇಶಕರು ರೇಡಿಯೋ ಶಿವಮೊಗ್ಗ ಹಾಗೂ ಸಾನಾ ಶ್ರೀಲಕ್ಷ್ಮಿ, ಮಿಂಚು ಐಡಿಯಾಸ್ ಬೆಂಗಳೂರು. ಸಂಕಲನ ಹಾಗೂ ಸಹಕಾರ ವಿ ಯಶಸ್ ತುಮಕೂರು ಹಾಗೂ ಮೂಡಬಾಗಿಲು ವಿಜಯಕುಮಾರ್. ವೈಷ್ಣವ ಜನತೋ ಗಾಯನ ಹಿರಿಯ ಗಾಯಕಿ ಪಿಆರ್ ಯಶೋಧ. ನಿರ್ಮಾಣ ಸಿರಿ ಕ್ರಿಯೇಷನ್ಸ್. ಈ ಕಾರ್ಯಕ್ರಮ ಬೆಂಗಳೂರಿನ ಮಿಂಚು ಐಡಿಯಾಸ್ ಹಾಗೂ ಸಿರಿ ಕ್ರಿಯೇಷನ್ಸ್ ಅವರ ಕೊಡುಗೆ.

0: ಹೇ, ಪಿಯುಸಿ ಅಂದ್ರೆ ಬರೀ ಸ್ಟಡಿ ಅಷ್ಟೇ ಅಲ್ಲ, ಇಟ್ಸ್ ಅಬೌಟ್ ಅವರ್ ಫ್ಯೂಚರ್.
1: ಆದ್ರೆ ಬೆಸ್ಟ್ ಕಾಲೇಜ್ ಚೂಸ್ ಮಾಡೋದು ಹೇಗೆ?
0: ಸಿಂಪಲ್, ಎಲ್ಲಿ ಬೆಸ್ಟ್ ಮೆಂಟರ್ಸ್ ಇರ್ತಾರೋ ಅಲ್ಲಿಗೆ ಹೋಗ್ಬೇಕು.
2: ಹಾಗಾದ್ರೆ ಶಿವಮೊಗ್ಗದ ಗಂಗೋತ್ರಿ ಇಂಡಿಪೆಂಡೆಂಟ್ ಪಿಯು ಕಾಲೇಜ್ಗೆ ಬನ್ನಿ.
3: ಗಂಗೋತ್ರಿ ಕಾಲೇಜ್ ಅಲ್ಲಿ ಸ್ಪೆಷಲ್ ಏನಿದೆ?
2: ಅಲ್ಲಿರೋದು ಬರೀ ಟೀಚರ್ಸ್ ಅಲ್ಲ, ರಿಯಲ್ ಐಐಟಿ ಮೆಂಟರ್ಸ್. ಮುಂಬೈ, ರಾಂಚಿ, ತಿರುಪತಿ ಐಐಟಿಗಳಿಂದ ಬಂದಿರೋ ನುರಿತ ತಜ್ಞರಿಂದ ಪಿಸಿಎಂಬಿ ಮತ್ತು ವಾಣಿಜ್ಯ ವಿಭಾಗದ ಪಾಠ ನಡೆಯುತ್ತೆ. ಅದರ ಜೊತೆಗೆ ಇಂಟಿಗ್ರೇಟೆಡ್ ಕೋಚಿಂಗ್ ಕೂಡ ಇದೆ. JEE, ನೀಟ್ ಮತ್ತು KCET ನಲ್ಲಿ ಟಾಪ್ ರಿಸಲ್ಟ್ಸ್ ಗ್ಯಾರಂಟಿ.
3: ವಾವ್, ಅಂದ್ರೆ ಫ್ಯೂಚರ್ ಪ್ರೂಫ್ ಅಂತ ಆಯ್ತು.
2: ಖಂಡಿತ, ಫ್ಯೂಚರ್ ಡಿಮ್ಯಾಂಡ್ಗೆ ತಕ್ಕಂತೆ AI ಮತ್ತು ರೋಬೋಟಿಕ್ಸ್ ಸಬ್ಜೆಕ್ಟ್ಗಳು ಇವೆ. ಜೊತೆಗೆ ಸ್ಮಾರ್ಟ್ ಕ್ಲಾಸ್ ರೂಮ್ಸ್, ಹೈಟೆಕ್ ಲ್ಯಾಬ್ಸ್ ಮತ್ತು ಸುರಕ್ಷಿತವಾದ ಹಾಸ್ಟೆಲ್ ಸೌಲಭ್ಯ ಕೂಡ ಇದೆ. ಗಂಗೋತ್ರಿ ಅಂದ್ರೆ ಇಟ್ಸ್ ನಾಟ್ ಜಸ್ಟ್ ಎ ಕಾಲೇಜ್, ಇಟ್ಸ್ ಎ ಫ್ಯೂಚರ್ ಬಿಲ್ಡರ್.
4: ಅಡ್ಮಿಷನ್ಸ್ ಓಪನ್ ಫಾರ್ 2026 and 27. ಹಾಗಾದ್ರೆ ತಡ ಯಾಕೆ, ತಕ್ಷಣ ಎನ್ರೋಲ್ ಮಾಡಿ.
2: ಗಂಗೋತ್ರಿ ಇಂಡಿಪೆಂಡೆಂಟ್ PU ಕಾಲೇಜ್, ಮ್ಯಾಮ್ಕೂಸ್ ಬಿಲ್ಡಿಂಗ್, ಕೋಟೆ ರಸ್ತೆ, ಶಿವಮೊಗ್ಗ. ಹೆಚ್ಚಿನ ಮಾಹಿತಿಗಾಗಿ ಕರೆ ಮಾಡಿ 9035588244 ಅಥವಾ 8884082.
4: ಗಂಗೋತ್ರಿ ಇಂಡಿಪೆಂಡೆಂಟ್ PU ಕಾಲೇಜ್, ವಿ ಬಿಲ್ಡ್ ಎಕ್ಸಲೆನ್ಸ್ ಇನ್ ಎಜುಕೇಶನ್.
1: ಸಿಕ್ಕಾಪಟ್ಟೆ ಶೆಕೆ ಆಗ್ತಿದೆ, ಸ್ವಲ್ಪ ಫ್ಯಾನ್ ಹಾಕಿ.
5: ನೀವೇ ಹೇಳ್ತೀರಾ ಪವರ್ ಬಿಲ್ ಜಾಸ್ತಿ ಬರುತ್ತೆ ಅಂತ.
1: ಇನ್ ಮುಂದೆ ಅದಕ್ಕೆಲ್ಲ ಯೋಚನೆ ಮಾಡ್ಬೇಡ್ವೆ, ಯಾಕಂದ್ರೆ ಟಾಟಾ ಪವರ್ ಸೋಲಾರ್ ರೂಫ್ ಹಾಕ್ಸ್ತಾ ಇದೀನಿ.
5: ಹಾಗಾದ್ರೆ ನಮ್ಮ ಮನೆಗೆ ಸೋಲಾರ್ ಹಾಕ್ಸೋದ್ರಿಂದ ಏನ್ ಪ್ರಯೋಜನ ಆಗತ್ತೆ ರೀ?
1: ನೋಡು, ನಮ್ಮನೆ ವಿದ್ಯುತ್ನ ನಾವೇ ಉತ್ಪಾದಿಸ್ಕೊಳ್ಬಹುದು. ಇದರಿಂದ 25 ವರ್ಷಗಳ ಕಾಲ ಪವರ್ ಬಿಲ್ ಕಟ್ಟೋದೇ ಬೇಡ. ಜೊತೆಗೆ ಸೋಲಾರ್ನ ಹಾಕ್ಸೋಕೆ ಕೇಂದ್ರ ಸರ್ಕಾರದ PM ಸೋಲಾರ್ ಘರ್ ಯೋಜನೆಯಿಂದ 78,000 ಸಬ್ಸಿಡಿ ಸಿಗುತ್ತೆ. ಅಷ್ಟಲ್ಲದೆ ಟಾಟಾ ಪವರ್ ಸೋಲಾರ್ನಿಂದಲೇ ಪ್ಯಾನೆಲ್ ಜೊತೆಯಲ್ಲಿ ಸೋಲಾರ್ನ ಎಲ್ಲಾ ಉಪಕರಣಗಳಿಗೆ ಟಾಟಾ ವಾರಂಟಿ ಜೊತೆ 25 ವರ್ಷದ ಪರ್ಫಾರ್ಮೆನ್ಸ್ ವಾರಂಟಿ ಕೂಡ ಸಿಗುತ್ತೆ.
5: ಹಾಗಾದ್ರೆ ಈ ಸೋಲಾರ್ ಹಾಕ್ಸೋದಕ್ಕೆ ದುಡ್ಡು ಎಲ್ಲಿಂದ ತರ್ತೀರಾ?
1: ಪ್ರಮುಖ ಬ್ಯಾಂಕ್ಗಳಿಂದ ಕಡಿಮೆ ಬಡ್ಡಿ ದರದಲ್ಲಿ ದೀರ್ಘಾವಧಿ ಸಾಲ ಸೌಲಭ್ಯ ಕೂಡ ಸಿಗುತ್ತೆ. ಹಾಗಾದ್ರೆ ನೀವು ಸೋಲಾರ್ ಹಾಕ್ಸ್ಬೇಕು ಅಂದ್ರೆ ಹಿಂದೆ ಕಾಂಟ್ಯಾಕ್ಟ್ ಮಾಡಿ
5: SS ಏಜೆನ್ಸೀಸ್, ಅಧಿಕೃತ ಮಾರಾಟಗಾರರು ಟಾಟಾ ಪವರ್ ಸೋಲಾರ್, ಗಾಂಧಿನಗರ ಮುಖ್ಯ ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9449984678. ಸಂಖ್ಯೆ ಮತ್ತೊಮ್ಮೆ 9449846798.
1: 22 ವರ್ಷಗಳಿಂದ ಮಲೆನಾಡು ಸೀಮೆಯಲ್ಲಿ ಅತಿ ಹೆಚ್ಚು ಸೋಲಾರ್ ಅಳವಡಿಸಿರುವ SS ಏಜೆನ್ಸಿಯನ್ನು ಹಿಂದೆ ಸಂಪರ್ಕಿಸಿ.
6: ಅಮ್ಮ, ನಾನ್ ದೊಡ್ಡಳಾದ್ಮೇಲೆ ಡಾಕ್ಟರ್ ಆಗ್ತೀನಿ.
7: ಟ್ರೀಟ್ಮೆಂಟ್ ಹೇಗ್ ಕೊಡ್ತೀಯಾ?
6: ಬೆಳಿಗ್ಗೆ ರಾತ್ರಿ ನಂದಿನಿ ಹಾಲನ್ನೇ ಕುಡಿರಿ ಅಂತ ಸ್ಲಿಪ್ ಅಲ್ಲಿ ಬರ್ದು ಕೊಡ್ತೀನಿ.
7: ಇಂದಿನ ಮಕ್ಕಳಿಗೆ ಆರೋಗ್ಯ ಮತ್ತು ಶಕ್ತಿ ಯಾವ್ದ್ರಿಂದ ಸಿಗುತ್ತೆ ಅಂತ ಚೆನ್ನಾಗಿ ತಿಳಿದಿರುತ್ತೆ.
8: ಸ್ವಾದಿಷ್ಟ ಭರಿತ, ಶುದ್ಧ ಹಾಗೂ ಆರೋಗ್ಯದಾಯಕ
9: ನಂದಿನಿ, ಲಕ್ಷಾಂತರ ಜನರ ಅಚ್ಚುಮೆಚ್ಚಿನ ಹಾಲು. ಮಿಲ್ಕ್ ದಟ್ ಮಿಲಿಯನ್ಸ್ ಲವ್.
0: ಸತತ 7 ವರ್ಷಗಳಿಂದ CBSE 10ನೇ ತರಗತಿಯಲ್ಲಿ 100ಕ್ಕೆ 100 ಫಲಿತಾಂಶ. ಇದು ಜ್ಞಾನಸಾಗರ ಸೆಂಟ್ರಲ್ ಸ್ಕೂಲ್ನ ಸಾಧನೆ.
1: ಸವಳಂಗ ರಸ್ತೆಯಲ್ಲಿರುವ ಈ ಶಿಕ್ಷಣ ದೇಗುಲದಲ್ಲಿ ಈಗ 2026-27 ಅಡ್ಮಿಷನ್ ಆರಂಭವಾಗಿದೆ. ರೂರಲ್ ಕೋಟಾ ಸೌಲಭ್ಯ, ಸ್ಪೋರ್ಟ್ಸ್ ಮತ್ತು ಮಗುವಿನ ಸರ್ವತೋಮುಖ ಬೆಳವಣಿಗೆಗೆ ಒತ್ತು.
0: ನಿಮ್ಮ ಮಗುವಿನ ಭವಿಷ್ಯ ನಮ್ಮ ಜವಾಬ್ದಾರಿ. ಸೀಟ್ಸ್ ಆರ್ ಫಿಲ್ಲಿಂಗ್ ಫಾಸ್ಟ್. ತಡ ಮಾಡದೆ ಈ ಕೂಡಲೇ ಕರೆ ಮಾಡಿ 9164449431. ಮಕ್ಕಳ ಉಜ್ವಲ ಭವಿಷ್ಯಕ್ಕಾಗಿ ಜ್ಞಾನಸಾಗರ ಸೆಂಟ್ರಲ್ ಸ್ಕೂಲ್.
10: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
11: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
10: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
12: ಎಲ್ಲರಿಗೂ ನಮಸ್ಕಾರ. ಭಾನುಲಿ ಕೇಳುವರೆಲ್ಲರಿಗೂ ವಚನ ವಿಹಾರ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ವಚನ ವಿಹಾರ ಕಾರ್ಯಕ್ರಮ. ನಾನು ಪವಿತ್ರ ದಿನೇಶ್. ನಮ್ಮ ಇವತ್ತಿನ ವಚನ ವಿಹಾರ ಕಾರ್ಯಕ್ರಮದಲ್ಲಿ ಸ್ತ್ರೀ ಸ್ವಾತಂತ್ರ್ಯದ ಬಗ್ಗೆ ವಚನಕಾರರು ಶಿವಶರಣರು ಏನೆಲ್ಲ ಹೇಳಿದರೆ ಎಂಬುದರ ಬಗ್ಗೆ ರಾಣಿಬೆನ್ನೂರಿನ ನಿಟ್ಟೂರ್ ಸೆಂಟ್ರಲ್ ಸ್ಕೂಲ್ನ ಪ್ರೌಢಶಾಲಾ ಶಿಕ್ಷಕರಾದಂತಹ ಶ್ರೀಮತಿ ಅಶ್ವಿನಿ ಚಂದ್ರಶೇಖರ್ ವಿಜಾಪುರ್ ಇವರು ವಚನಗಳಲ್ಲಿ ಸ್ತ್ರೀಯರ ಕುರಿತಾಗಿ ವಚನಕಾರರ ನಿಲುವು ಈ ವಿಚಾರವಾಗಿಯೇ ನಮ್ಮ ವಚನ ವಿಹಾರ ಕಾರ್ಯಕ್ರಮದಲ್ಲಿ ಒಂದಷ್ಟು ಮಾಹಿತಿಯನ್ನ ಹೇಳ್ತಾರೆ, ಕೇಳೋಣ. ಬನ್ನಿ ಮೇಡಮ್. ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಮೇಡಮ್, ನಮ್ಮ ಇವತ್ತಿನ ವಚನ ವಿಹಾರ ಕಾರ್ಯಕ್ರಮದಲ್ಲಿ ನಮ್ಮ ಶಿವಶರಣರು ವಚನಕಾರರು ಸ್ತ್ರೀಯರಿಗೆ ನೀಡಿದಂತಹ ಸ್ಥಾನಮಾನದ ಬಗ್ಗೆ ಇರ್ಬೋದು ಅಥವಾ ಸ್ತ್ರೀಯರ ನಿಲುವಿನ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ಹೇಳ್ಬೋದಾ?
13: ಎಲ್ಲರಿಗೂ ನಮಸ್ಕಾರ. ನಾನು ಅಶ್ವಿನಿ ಚಂದ್ರಶೇಖರ್ ವಿಜಾಪುರ್, ರಾಣೆಬೆನ್ನೂರಿನ ನಿಟ್ಟೂರ್ ಸೆಂಟ್ರಲ್ ಶಾಲೆಯಲ್ಲಿ ಶಿಕ್ಷಕಿಯಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದೇನೆ. ನಾನು ಇಂದು ಸ್ತ್ರೀಯರ ಬಗ್ಗೆ, ವಚನಕಾರರ ನಿಲುವು ಈ ವಿಷಯದ ಬಗ್ಗೆ ಕೆಲವು ಮಾತುಗಳನ್ನು ಆಡ್ತಾ ಇದ್ದೇನೆ. ಪ್ರಾಚೀನ ಭಾರತದಲ್ಲಿ ಸ್ತ್ರೀಯರ ಸಹ ಸ್ಥಾನಮಾನ ಬಹಳ ಕೀಳಾಗಿತ್ತು. ಸ್ತ್ರೀಯರು ಸ್ವಾತಂತ್ರ್ಯಕ್ಕೆ ಅರ್ಹರಲ್ಲ, ಅವರಿಗೆ ಯಾವುದೇ ರೀತಿಯ ಅಭಿವ್ಯಕ್ತಿ ಸ್ವಾತಂತ್ರ್ಯವನ್ನು ನೀಡಬಾರದು ಎನ್ನುವಂತಹ ಅವೈಜ್ಞಾನಿಕ ಕಲ್ಪನೆ ಆಗ ಜಾರಿಯಲ್ಲಿತ್ತು. ಆ ಸಮಯದಲ್ಲಿ ಜನಿಸಿದಂತಹ ಬಸವಣ್ಣನವರು ವೈದಿಕ ಧರ್ಮದಲ್ಲಿ ಜನಿಸಿದರು. ಆದರೆ ಅದರಲ್ಲಿ ಇದ್ದಂತಹ ಅನೇಕ ಕ್ರೂರ ಸಂಪ್ರದಾಯಗಳು, ಅದರಲ್ಲೂ ಸ್ತ್ರೀಯರ ಮೇಲೆ ಹೇರುವಂತಹ ಸಂಕೋಲೆಗಳನ್ನು ಹತ್ತಿರದಿಂದ ನೋಡಿದಂತಹ ಅವರು ಆ ಧರ್ಮವನ್ನು ತಿರಸ್ಕರಿಸಿ ಬಂದಿದ್ದರಲ್ಲಿ ಯಾವುದೇ ಆಶ್ಚರ್ಯವಿಲ್ಲ. ಬಸವಣ್ಣನವರು ಸ್ಥಾಪಿಸಿದಂತಹ ಅನುಭವ ಮಂಟಪ ಸ್ತ್ರೀಯರು ತಮ್ಮ ವಿಚಾರ ಮಂಡಿಸುವ, ಅಭಿವ್ಯಕ್ತಿ ಸ್ವಾತಂತ್ರ್ಯ, ಆಧ್ಯಾತ್ಮಿಕ ಸ್ವಾತಂತ್ರ್ಯ ಮತ್ತು ವಿಚಾರ ಸ್ವಾತಂತ್ರ್ಯವನ್ನು ಕಲ್ಪಿಸಿಕೊಟ್ಟಿತು. ಈ ಅನುಭವ ಮಂಟಪದಲ್ಲಿ ಅನೇಕ ಸ್ತ್ರೀಯರು ಸ್ವತಂತ್ರವಾಗಿ ತಮ್ಮ ಸಾಮಾಜಿಕ ಕಾರ್ಯಗಳ ಬಗ್ಗೆ ಮತ್ತು ಅನೇಕ ವಚನಗಳನ್ನ ರಚಿಸಿ ಅವುಗಳನ್ನ ಪ್ರಸ್ತುತಪಡಿಸುತ್ತಾ ಇದ್ರು. ಬಸವಣ್ಣನವರ ಒಂದು ವಚನದ ಪ್ರಕಾರ, ಜನಿತಕ್ಕೆ ತಾಯಾಗಿ ಹೆತ್ತಳು ಮಾಯೆ, ಮೋಹಕ್ಕೆ ಮಗಳಾಗಿ ಹುಟ್ಟಿದಳು ಮಾಯೆ, ಕೂಟಕ್ಕೆ ಸ್ತ್ರೀಯಾಗಿ ಕೂಡಿದಳು ಮಾಯೆ, ಇದಾವಾವ ಪರಿಯಲ್ಲಿ ಕಾಡಿತ್ತು ಮಾಯೆ, ಈ ಮಾಯೆ ಕಳವಡೆ ಎಳ್ಳವಳಲ್ಲ, ನೀವೇ ಬಲ್ಲಿರಿ ಕೂಡಲ ಸಂಗಮ ದೇವ. ಇದರ ಅರ್ಥ, ಒಬ್ಬ ಸ್ತ್ರೀಯು ತಾಯಿಯಾಗಿ, ಕೈ ಹಿಡಿದ ಮಡದಿಯಾಗಿ, ಮೋಹದ ಮಗಳಾಗಿ, ಬಾಳಿನಲ್ಲಿ ಪ್ರೀತಿಯ ಬಳ್ಳಿಯಾಗಿ ಇರ್ತಾಳೆ. ಆದರೆ ಅವಳನ್ನ ಮಾಯೆ ಎಂದು ತಿರಸ್ಕರಿಸಿ ನಾವು ತಪ್ಪನ್ನ ಮಾಡಬಾರದು, ಆಕೆಗೆ ಸೂಕ್ತ ಸ್ಥಾನಮಾನವನ್ನ ನೀಡಬೇಕು ಅನ್ನುವಂಥದ್ದು ಅವರ ನಿಲುವಾಗಿತ್ತು. ಅದೇ ರೀತಿ ಇನ್ನೊಬ್ಬ ವಚನಕಾರರಾದಂತಹ ಸಿದ್ಧರಾಮರ ಪ್ರಕಾರ, ತಾ ಮಾಡಿದ ಹೆಣ್ಣು ತನ್ನ ತಲೆಯೇರಿತ್ತು, ತಾ ಮಾಡಿದ ಹೆಣ್ಣು ತನ್ನ ತೊಡೆಯನೇರಿತ್ತು, ತಾ ಮಾಡಿದ ಹೆಣ್ಣು ಬ್ರಹ್ಮನ ನಾಲಿಗೆ ಏರಿತ್ತು, ತಾ ಮಾಡಿದ ಹೆಣ್ಣು ನಾರಾಯಣನ ಎದೆಯನ್ನೇರಿತ್ತು. ಅದು ಕಾರಣ ಹೆಣ್ಣು ಹೆಣ್ಣಲ್ಲ, ಹೆಣ್ಣು ರಾಕ್ಷಸಿಯಲ್ಲ, ಹೆಣ್ಣು ಪ್ರತ್ಯಕ್ಷ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ನೋಡ. ಇದರ ಅರ್ಥ, ಹೆಣ್ಣು ಸರಸ್ವತಿಯಾಗಿ, ಲಕ್ಷ್ಮಿಯಾಗಿ, ಪಾರ್ವತಿಯಾಗಿ ವಿವಿಧ ಪಾತ್ರಗಳನ್ನು ನಮ್ಮ ಜೀವನದಲ್ಲಿ ನಿರ್ವಹಿಸಿ ಅದನ್ನು ಸುಂದರ ಸದೃಢವನ್ನಾಗಿ ಮಾಡುತ್ತಾಳೆ. ಹಾಗಾಗಿ ಅವಳನ್ನು ರಾಕ್ಷಸಿ ಎಂದು ಕಾಣದೆ ದೇವರ ಸ್ವರೂಪ ಎಂದು ಕಾಣಬೇಕು ಎನ್ನುವಂಥದ್ದು ಅವರ ನಿಲುವಾಗಿತ್ತು.
12: ಹೆಣ್ಣಿನ ಕುರಿತಾಗಿ ವಚನಗಳಲ್ಲಿ ಏನೆಲ್ಲ ಹೇಳಿದರೆ, ಅದರಲ್ಲೂ ಬಸವಣ್ಣನವರು ಹಾಗೆ ಸಿದ್ದರಾಮಯ್ಯ ಅವರು ಸ್ತ್ರೀಯರಿಗೆ ಸಮಾನತೆಯ ಅವಕಾಶವನ್ನ ಕೊಡಬೇಕು, ಎಲ್ಲದರಲ್ಲಿಯೂ ಸಮಾನರಾಗಿ ಕಾಣಬೇಕು ಎಂಬ ಉದ್ದೇಶದಿಂದ ತಮ್ಮ ವಚನಗಳಲ್ಲಿ ಹೇಳಿರುವ ವಿಚಾರವನ್ನ ಅಶ್ವಿನಿ ಚಂದ್ರಶೇಖರ್ ಅವರು ತುಂಬಾ ಚೆನ್ನಾಗಿ ವಿವರಿಸಿದ್ರು. ನಂತರದಲ್ಲಿ ವಚನಗಳಲ್ಲಿ ಸ್ತ್ರೀಯರ ಸ್ಥಾನಮಾನದ ಕುರಿತಾಗಿ ಇನ್ನಷ್ಟು ಮಾಹಿತಿಯನ್ನ, ಇನ್ನಷ್ಟು ವಚನಕಾರರು ಹೇಳಿರುವ ವಿಚಾರವನ್ನ ತಿಳ್ಕೊಳ್ಳೋಣ. ಅದಕ್ಕೂ ಮೊದಲು ಒಂದು ಹಾಡು ಕೇಳ್ಕೊಂಡು ಮತ್ತೆ ಬರೋಣ. ಕಾರ್ಯಕ್ರಮ ಮುಂದುವರಿಯುತ್ತದೆ. ಇದು ವಚನ ವಿಹಾರ ಕಾರ್ಯಕ್ರಮ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ವಿಕಾಸ.
1: ಜನಗಣತಿಯ ಮೊದಲ ಹಂತದಲ್ಲಿ ಮನೆಪಟ್ಟಿ ಮತ್ತು ಮನೆಗಣತಿಯನ್ನು ನಡೆಸಲಾಗುವುದು. ಇದು ನಿಮ್ಮ ವಾಸಸ್ಥಳ ಮತ್ತು ವಸತಿಯ ಬಗ್ಗೆ ವಿವರಗಳನ್ನು ದಾಖಲಿಸುತ್ತದೆ. ನಮ್ಮ ಭಾಗವಹಿಸುವಿಕೆಯ ಮೂಲಕ ಈ ಪ್ರಯತ್ನವನ್ನು ಯಶಸ್ವಿಗೊಳಿಸೋಣ. ಪ್ರತಿಯೊಬ್ಬ ವ್ಯಕ್ತಿಯು ಸೇರಲಿ, ಪ್ರತಿ ಕುಟುಂಬವು ಭಾಗವಹಿಸಲಿ ಮತ್ತು ರಾಷ್ಟ್ರವು ಮುಂದುವರಿಯಲಿ. ಜನಗಣತಿ 2027, ನಮ್ಮ ಜನಗಣತಿ ನಮ್ಮ ವಿಕಾಸ.
2: ಅಬ್ಬಾ, ಏನ್ ಬಿಸ್ಲು! ಹೊರಗಡೆ ಹೋದ್ರೆ ಬೆವತ್ ಹೋಗ್ತಿವಿ, ಕಾರ್ ತೆಗೆದ್ರೆ ಪೆಟ್ರೋಲ್ ಖರ್ಚಿಗೆ ಹೆದ್ರಿ ಸತ್ತೇ ಹೋಗ್ತಿವಿ.
3: ಕಿರಣ್, ಯೋಚನೆ ಬಿಡು. ಈ ಬೇಸಿಗೆಗೆ ಶಕ್ತಿ ಟೊಯೋಟಾದಲ್ಲಿದೆ ತಂಪು ಸೊಲ್ಯೂಷನ್, ಸ್ವಿಚ್ ಟು ಟೊಯೋಟಾ ಹೈಬ್ರಿಡ್. ಬಿಸಿಲಲ್ಲೂ ಕೂಲ್ ಆಗಿರು.
2: ಹೈಬ್ರಿಡ್ ಅಂದ್ರೆ ಮತ್ತೆ ಅದೇ ಮೈಲೇಜ್ ಮ್ಯಾಜಿಕ್ ಅಲ್ವಾ?
3: ಹೌದು ಮಗ, ಟೊಯೋಟಾ ಹೈರೈಡರ್ ನೋಡು. 27.97 ಕಿಲೋಮೀಟರ್ ಪರ್ ಲೀಟರ್ ಮೈಲೇಜ್, 100,000 ಪೆಟ್ರೋಲ್ ಉಳಿತಾಯ, ಎಸಿ ಫುಲ್ ಹಾಕಿದ್ರು ಜೇಬಿಗೆ ತಂಪು.
2: ವಾವ್!
3: ಅಷ್ಟೇ ಅಲ್ಲ, ಟೊಯೋಟಾ ಹೈರೈಡರ್ ಮೇಲೆ ಶಕ್ತಿ ಟೊಯೋಟಾದಲ್ಲಿ ಎಕ್ಸ್ಕ್ಲೂಸಿವ್ ಆಫರ್ಸ್ ಕೂಡ ಇದೆ. ಎಕ್ಸ್ಚೇಂಜ್ ಬೆನಿಫಿಟ್ 50,000 ವರೆಗೆ ಸಿಗುತ್ತೆ, ಮತ್ತೆ ಒಟ್ಟು 145,000 ವರೆಗೂ ಲಾಭ ಇದೆ. ಹೈರೈಡರ್ ಬೆಲೆ ಕೇವಲ 10.99 ಲಕ್ಷದಿಂದ ಶುರು.
4: ಶಕ್ತಿ ಟೊಯೋಟಾ ಸಮ್ಮರ್ ಬುಕಿಂಗ್ ಆಫರ್ಸ್, ಸ್ಪೆಷಲ್ ಸಮ್ಮರ್ ಡಿಸ್ಕೌಂಟ್ಸ್ ಆನ್ ಸೆಲೆಕ್ಟ್ ಮಾಡೆಲ್ಸ್, ಅಟ್ರಾಕ್ಟಿವ್ ಫೈನಾನ್ಸ್ ಅಂಡ್ ಎಕ್ಸ್ಚೇಂಜ್ ಆಫರ್ಸ್. ಈಗಲೇ ಬುಕ್ ಮಾಡಿ ಶೀಘ್ರವಾಗಿ ಡೆಲಿವರಿ ಪಡೆಯಿರಿ.
2: ಉಳಿತಾಯ ಕೂಡ, ಕೂಲ್ ಸ್ಟೈಲ್ ಕೂಡ. ನಾನು ಈಗಲೇ ಶಕ್ತಿ ಟೊಯೋಟಾಗೆ ಹೊರಟೆ.
4: ಶಕ್ತಿ ಟೊಯೋಟಾ, ಬೈಪಾಸ್ ರಸ್ತೆ, ವಿದ್ಯಾನಗರ, ಶಿವಮೊಗ್ಗ. ಕಾಲ್ 0804187330. ಶಕ್ತಿ ಟೊಯೋಟಾ, ಈಗಿನ ಚಾಯ್ಸ್, ನಾಳೆಯ ಸೇವಿಂಗ್.
5: ಮತ್ತೊಮ್ಮೆ ವಚನ ವಿಹಾರ ಕಾರ್ಯಕ್ರಮಕ್ಕೆ ಸ್ವಾಗತ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ವಚನ ವಿಹಾರ ಕಾರ್ಯಕ್ರಮ. ನಾನು ಪವಿತ್ರ ದಿನೇಶ್. ಇದುವರೆಗೆ ಶಿಕ್ಷಕರಾದಂಥ ಅಶ್ವಿನಿ ಚಂದ್ರಶೇಖರ್ ವಿಜಾಪುರ್ ಇವರು ವಚನ ಸಾಹಿತ್ಯದಲ್ಲಿ ಸ್ತ್ರೀಯ ನಿಲುವಿನ ಕುರಿತಾಗಿ ಮಾಹಿತಿಯನ್ನು ಹೇಳ್ತಾ ಇದ್ರು. ಈಗ ಸಹ ಇನ್ನಷ್ಟು ಮಾಹಿತಿ ಹೇಳ್ತಾರೆ, ಕೇಳೋಣ ಬನ್ನಿ.
6: ಜೇಡರ ದಾಸಿಮಯ್ಯನವರ ಪ್ರಕಾರ, ಮೊಲೆ ಮೂಡಿ ಬಂದರೆ ಹೆಣ್ಣಂಬರು, ಗಡ್ಡ ಮೀಸೆ ಬಂದರೆ ಗಂಡೆಂಬರು, ನಡುವೆ ಸುಳಿಮಾತ್ಮನು ಹೆಣ್ಣೂ ಅಲ್ಲ ಗಂಡೂ ಅಲ್ಲ ರಾಮನಾಥ. ಇದರ ಅರ್ಥ, ಕೇವಲ ಬಾಹ್ಯ ದೇಹದ ಆಕಾರದಿಂದ ನಮ್ಮನ್ನು ಹೆಣ್ಣು ಮತ್ತು ಗಂಡು ಎಂದು ಪ್ರತ್ಯೇಕವ ಮಾಡುತ್ತೇವೆ. ಆದರೆ ಇಬ್ಬರಲ್ಲೂ ಇರುವ ಆತ್ಮ ಒಂದೇ. ಅದನ್ನು ಎತ್ತರಕ್ಕೆ, ಪರಮಾತ್ಮನ ಸಾಕ್ಷಾತ್ಕಾರಕ್ಕೆ ಒಯ್ಯುವುದು ನಮ್ಮ ಗುರಿಯಾಗಬೇಕು ಎನ್ನುವಂಥದ್ದು ಅವರ ನಿಲುವಾಗಿತ್ತು. ಇನ್ನೊಬ್ಬ ವಚನಕಾರರಾದಂತಹ ಅಲ್ಲಮ ಪ್ರಭುಗಳು ಹೀಗೆ ಹೇಳುತ್ತಾರೆ, ಹೊನ್ನು ಮಾಯೆ ಎಂಬರು ಹೊನ್ನು ಮಾಯೆಯಲ್ಲ, ಹೆಣ್ಣು ಮಾಯೆ ಎಂಬರು ಹೆಣ್ಣು ಮಾಯೆಯಲ್ಲ, ಮಣ್ಣು ಮಾಯೆ ಎಂಬರು ಮಣ್ಣು ಮಾಯೆಯಲ್ಲ, ಮನದ ಮುಂದಣ ಆಶೆಯೇ ಮಾಯೆ ಕಾಣ ಗುಹೇಶ್ವರ. ಇದರ ಪ್ರಕಾರ ಹೆಣ್ಣು ಹೊನ್ನು ಮಣ್ಣು ಇವು ಯಾವುವೂ ಮಾಯೆ ಅಲ್ಲ. ಆದರೆ ಇವೆಲ್ಲವುಗಳನ್ನು ಆಸೆ ಪಡುವಂತಹ ನಮ್ಮ ಮನಸ್ಸು ದೊಡ್ಡ ಮಾಯೆ. ಈ ಚಂಚಲ ಮನಸ್ಸನ್ನ ದೇವರಲ್ಲಿ ಕೇಂದ್ರೀಕರಿಸಿ ಮುಕ್ತಿ ಹೊಂದಬೇಕು ಎನ್ನುವಂಥದ್ದು ಅವರ ನಿಲುವಾಗಿತ್ತು. ಅದೇ ರೀತಿ ಇನ್ನೊಬ್ಬ ವಚನಕಾರರಾದಂತಹ ಚನ್ನಬಸವೇಶ್ವರರ ಪ್ರಕಾರ, ಆದ್ಯರ 60 ವಚನಕ್ಕೆ ದಣ್ಣಾನಾಯಕರ 10 ವಚನ ಸಮ, ದಣ್ಣಾನಾಯಕರ 10 ವಚನಕ್ಕೆ ಅಜಗಣ್ಣನ 5 ವಚನ ಸಮ, ಅಜಗಣ್ಣನ 5 ವಚನಕ್ಕೆ ಅಕ್ಕ ಮಹಾದೇವಿಯ ಒಂದೇ ವಚನ ಸಮ ಕಾಣ ಕೂಡಲ ಚನ್ನ ಸಂಗಮ ದೇವ. ಈ ವಚನದ ಪ್ರಕಾರ ಆದ್ಯರು, ದಣ್ಣಾನಾಯಕರು, ಅಜಗಣ್ಣ ಎಂಬ ಶರಣರ ಅನೇಕ ವಚನಗಳಿಗೆ ಅಕ್ಕ ಮಹಾದೇವಿಯವರ ಒಂದೇ ವಚನ ಸಮ ಎಂದು ಅವರು ಹೇಳುತ್ತಾರೆ. ಅಂದರೆ ಇದು ಅಕ್ಕ ಮಹಾದೇವಿಯವರ ಆಧ್ಯಾತ್ಮಿಕ ಜ್ಞಾನವನ್ನ ಮತ್ತು ಅವರ ಬುದ್ಧಿವಂತಿಕೆಯನ್ನ ಎತ್ತಿ ಹಿಡಿಯುತ್ತದೆ. ಹೀಗೆ ಎಲ್ಲಾ ವಚನಕಾರರು ಸ್ತ್ರೀಯನ್ನ ಉನ್ನತ ಸ್ಥಾನದಲ್ಲಿ ಇರಿಸಿ ಆಕೆಯ ಜ್ಞಾನಕ್ಕೆ, ಅಭಿವ್ಯಕ್ತಿ ಸ್ವಾತಂತ್ರ್ಯಕ್ಕೆ ಹೆಚ್ಚು ಒತ್ತನ್ನ ನೀಡಬೇಕು ಅನ್ನುವಂಥದ್ದನ್ನ ಪ್ರತಿಪಾದಿಸಿದರು.
5: ಎಲ್ಲ ವಚನಕಾರರು ಕೂಡ ಹೆಣ್ಣನ್ನ, ಸ್ತ್ರೀಯನ್ನ ಉನ್ನತ ಸ್ಥಾನದಲ್ಲಿ ನೋಡಿದವರು. ಹಾಗೆ ಹೆಣ್ಣಿಗೆ ಇರುವಂತಹ ಎಲ್ಲ ಸ್ವಾತಂತ್ರ್ಯಗಳು ಸಿಗ್ಬೇಕು ಎಂಬುದು ವಚನಕಾರರ ನಿಲುವಾಗಿತ್ತು. ಹೆಣ್ಣು ಗಂಡಿನಷ್ಟೇ ಸಮಾನಳು. ಸಮಾಜದಲ್ಲಿ ಗಂಡಿಗೆ ಏನೆಲ್ಲ ಸ್ಥಾನಮಾನಗಳು ದೊರೆಯುತ್ತೋ ಅದು ಹೆಣ್ಣಿಗೂ ಕೂಡ ದೊರೀಬೇಕು, ಎಲ್ಲರೂ ಸಮಾನರು ಎಂಬ ನಿಲುವಿನಿಂದ ಸಾಕಷ್ಟು ವಚನಗಳನ್ನ ರಚಿಸಿದ್ದಾರೆ. ಹಾಗೆ ಬಸವಣ್ಣನವರ ಕಾಲದಲ್ಲಿ ಕೂಡ ಸ್ತ್ರೀಗೆ ಸಮಾನ ಅವಕಾಶವನ್ನ ಕಲ್ಪಿಸಿಕೊಟ್ಟವರು ಬಸವಣ್ಣನವರು. ಹೀಗೆ ಹಲವು ವಚನಕಾರರು ತಮ್ಮ ವಚನಗಳಲ್ಲಿ ಸ್ತ್ರೀ ಸ್ವಾತಂತ್ರ್ಯದ ಬಗ್ಗೆ ಹೇಳಿರುವ ವಿಚಾರಧಾರೆಯನ್ನ ರಾಣೆಬೆನ್ನೂರಿನ ನಿತ್ತೂರು ಸೆಂಟ್ರಲ್ ಸ್ಕೂಲ್ನ ಶಿಕ್ಷಕರಾದಂತಹ ಶ್ರೀಮತಿ ಅಶ್ವಿನಿ ಚಂದ್ರಶೇಖರ್ ವಿಜಾಪುರ್ ಅವರು ತುಂಬಾ ಚೆನ್ನಾಗಿ ವಿವರಿಸಿದ್ರು. ನಂತರದಲ್ಲಿ ಕೂಡ ಇನ್ನಷ್ಟು ಮಾಹಿತಿಯನ್ನ ಹೇಳ್ತಾರೆ, ಕೇಳೋಣ. ಅದಕ್ಕೂ ಮೊದಲು ಒಂದು ಹಾಡು ಕೇಳ್ಕೊಂಡು ಮತ್ತೆ ಬರೋಣ. ಕಾರ್ಯಕ್ರಮ ಮುಂದುವರಿಯುತ್ತದೆ. ಇದು ವಚನ ವಿಹಾರ ಕಾರ್ಯಕ್ರಮ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಪಿಯು ವಿದ್ಯಾರ್ಥಿಗಳಿಗೆ ವಾರಕ್ಕೊಮ್ಮೆ ಟೆಸ್ಟ್, ಕಾಂಪಿಟೇಟಿವ್ ಎಕ್ಸಾಮ್ಸ್ಗಳ ಮಾಕ್ ಟೆಸ್ಟ್ ಇರುವ ಸಂಸ್ಥೆ ನಿಮಗೆ ಗೊತ್ತಾ?
1: ಕಾಲೇಜು ಆಪ್ನ ಮುಖಾಂತರ ರಿವಿಷನ್ಗೆ ಅನುಕೂಲವಾಗುವ ವಿಡಿಯೋ ರೆಕಾರ್ಡಿಂಗ್ ನೀಡುವ ಸಂಸ್ಥೆ ನಿಮ್ಮ ಆಯ್ಕೆ ಆಗಲಿ.
2: ಟ್ಯಾಬ್ ಮುಖಾಂತರವಾಗಿ ನವೀನ ತಂತ್ರಜ್ಞಾನದೊಂದಿಗೆ ಶಿಕ್ಷಣ ನೀಡುವ ಸಂಸ್ಥೆ ಶಿವಮೊಗ್ಗ ನಗರದಲ್ಲಿಯೇ ಇದೆ.
3: ಉತ್ತಮ ಭವಿಷ್ಯಕ್ಕೆ ಸೂಕ್ತ ಆಯ್ಕೆ ಶ್ರೀ ಆದಿಚುಂಚನಗಿರಿ ಸ್ವತಂತ್ರ ಪದವಿ ಪೂರ್ವ ಕಾಲೇಜು.
4: ಶ್ರೀ ಆದಿಚುಂಚನಗಿರಿ ಸ್ವತಂತ್ರ ಪದವಿ ಪೂರ್ವ ಕಾಲೇಜು, ಶರಾವತಿ ನಗರ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 7483710963. ಸಂಖ್ಯೆ ಮತ್ತೊಮ್ಮೆ 7483710963. ವೆಬ್ಸೈಟ್ www.seipuc.org.in. ವಿದ್ಯಾರ್ಥಿಯ ಸರ್ವತೋಮುಖ ಪ್ರಗತಿಗೆ ಆದ್ಯತೆ ನೀಡುವ ಮಲೆನಾಡಿನ ಹೆಮ್ಮೆಯ ಸಂಸ್ಥೆ.
5: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
6: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
5: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
7: ಮತ್ತೊಮ್ಮೆ ವಚನ ವಿಹಾರ ಕಾರ್ಯಕ್ರಮಕ್ಕೆ ಸ್ವಾಗತ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ವಚನ ವಿಹಾರ ಕಾರ್ಯಕ್ರಮ. ನಾನು ಪವಿತ್ರ ದಿನೇಶ್. ಇದುವರೆಗೆ ಶಿಕ್ಷಕರಾದಂಥ ಅಶ್ವಿನಿ ಚಂದ್ರಶೇಖರ್ ವಿಜಾಪುರ್ ಇವರು ವಚನ ಸಾಹಿತ್ಯದಲ್ಲಿ ಸ್ತ್ರೀಯ ನಿಲುವಿನ ಕುರಿತಾಗಿ ಮಾಹಿತಿಯನ್ನು ಹೇಳ್ತಾ ಇದ್ರು. ಈಗ ಸಹ ಇನ್ನಷ್ಟು ಮಾಹಿತಿ ಹೇಳ್ತಾರೆ, ಕೇಳೋಣ ಬನ್ನಿ.
8: ಸ್ತ್ರೀಯರ ಬಗ್ಗೆ ಇದ್ದಂತಹ ಗೌರವವನ್ನು ಸೂಚಿಸುವ ವಚನಗಳಲ್ಲಿ ಒಂದಾದ ಗಂಡನ್ನುಳ್ಳಮ್ಮನ ಗೌರಿ ಎಂದು ಕಂಡಡೆ ಭೂಮಂಡಲಕ್ಕೆ ಅರಸಾಗಿ ಪುಟ್ಟವನಾತನು ಗಂಡನ್ನುಳ್ಳಮ್ಮನ ಬಡೆವೆರೆವದಾತೆ ನರಕದಲ್ಲಿ ದಿಂಡುಗೆಡೆದಿಪ್ಪನೈ ರಾಮನಾಥ. ಇದರ ಅರ್ಥ ಪತಿಯನ್ನು ಹೊಂದಿರುವಂತಹ ಸ್ತ್ರೀಯನ್ನು ಗೌರಿಯ ಭಾವನೆಯಲ್ಲಿ ಕಂಡರೆ ಆತನು ಜಗತ್ತಿಗೆ ಭೂಮಂಡಲಕ್ಕೆ ಅರಸನಾಗಿ ಮೆರೆಯುತ್ತಾನೆ. ಅದೇ ರೀತಿ ಒಬ್ಬ ಹೆಣ್ಣನ್ನು ಕೆಟ್ಟ ದೃಷ್ಟಿಯಿಂದ ನೋಡಿದರೆ ಅವನು ನರಕದಲ್ಲಿ ಉರುಳಿ ಬಿದ್ದು ಭಯಂಕರವಾದ ಶಿಕ್ಷೆಯನ್ನು ಅನುಭವಿಸುತ್ತಾನೆ ಎಂದು ಹೇಳುತ್ತಾರೆ. ಮತ್ತು ಈ ವಚನದ ಪ್ರಕಾರ ಕೇವಲ ಮದುವೆಯಾದಂತಹ ಹೆಣ್ಣಿಗಷ್ಟೇ ಅಲ್ಲದೆ ಗಂಡನನ್ನು ಕಳೆದುಕೊಂಡಂತಹ ವಿಧವೆಯರಿಗೂ ಕೂಡ ಸಮಾನವಾಗಿ ಗೌರವವನ್ನು ನೀಡಬೇಕು ಎಂದು ಸಹ ಹೇಳುತ್ತಾರೆ. ಬಸವಣ್ಣನವರ ಇನ್ನೊಂದು ವಚನದಲ್ಲಿ, ಎಮ್ಮ ತಾಯಿ ನಿಂಬಿಯವ್ವ ನೀರ ನೆರೆದುಂಬಳು, ಎಮ್ಮಯ್ಯ ಚೆನ್ನಯ್ಯ ರಾಯ ಕಂಪಣವ ಹೊರುವ, ಎಮ್ಮಕ್ಕ ಕಂಚಿಯಲ್ಲಿ ಬಾಣಸವ ಮಾಡುವಳು, ಎಮಗೆ ಆರೂ ಇಲ್ಲವೆಂಬಿರಿ, ಎಮ್ಮ ಅಜ್ಜರ ಅಜ್ಜರ ಹಡೆದ ಭಕ್ತಿಯ ನಿಮ್ಮ ಕೈಯಲು ಕೊಂಬೆ ಕೂಡಲ ಸಂಗಮ ದೇವ. ಈ ವಚನದಲ್ಲಿ ಬಸವಣ್ಣನವರು ಪತಿಗೆ ಸಮಾನವಾಗಿ ಪತ್ನಿಯೂ ಕೆಲಸದಲ್ಲಿ ಸಹಾಯ ಮಾಡುತ್ತಾಳೆ, ಅವಳ ಕೆಲಸವನ್ನೂ ಸಹ ನಾವು ಅಷ್ಟೇ ಪ್ರಾಮುಖ್ಯತೆಯನ್ನು ಕೊಡಬೇಕು ಮತ್ತು ಗೌರವವನ್ನು ನೀಡಬೇಕು ಎಂದು ಹೇಳುತ್ತಾರೆ. ವಚನ ಸಾಹಿತ್ಯದಲ್ಲಿ ಸ್ತ್ರೀಯರಿಗೆ ಪತಿಯನ್ನು ಪ್ರಶ್ನಿಸುವ ಹಕ್ಕನ್ನು ನೀಡಿದ್ದರು ಎಂದು ಸೂಚಿಸುವಂತಹ ಒಂದು ವಚನ, ಸತಿಯಿಂದ ಬಂದ ಸೋಂಕು ಪತಿಯ ಕೇಡಲ್ಲವೇ, ಪತಿಯಿಂದ ಬಂದ ಸೋಂಕು ಸತಿಯ ಕೇಡಲ್ಲವೇ, ಒಂದಂಗದ ಕಣ್ಣು ಉಭಯದಲ್ಲಿ ಒಂದು ಹಿಂಗಲಿಕ್ಕೆ ಭಂಗವಾರಿಗೆಂಬುದು ತಿಳಿಯದಲ್ಲಿಯೇ ಕಾಲಾಂತಕ ಭೀಮೇಶ್ವರಲಿಂಗಕ್ಕೆ ಸತಿ ಸಂದಿತ್ತು. ಇದರ ಅರ್ಥ ಪತಿಯಿಂದಾಗಲಿ ಅಥವಾ ಸತಿಯಿಂದಾಗಲಿ ಒಬ್ಬರಿಗೊಬ್ಬರಿಗೆ ಕೇಡಾದರೆ ಅದು ಎರಡು ಕಣ್ಣುಗಳಲ್ಲಿ ಒಂದಕ್ಕೆ ಭಂಗವಾದಂತೆ ಅಥವಾ ತೊಂದರೆಯಾದಂತೆ. ಯಾವುದೇ ಕಣ್ಣಿಗೆ ತೊಂದರೆಯಾದರೂ ಸಹ ಕಷ್ಟ ಅನುಭವಿಸುವುದು ಆ ಮನುಷ್ಯನೇ. ಹಾಗಾಗಿ ಸತಿ ಮತ್ತು ಪತಿ ಇಬ್ಬರಿಗೂ ಸಮಾನ ಹಕ್ಕು ಮತ್ತು ಸಮಾನ ಪ್ರಾಮುಖ್ಯತೆಯನ್ನು ಸಂಸಾರದಲ್ಲಿ ಮತ್ತು ಜಗತ್ತಿನಲ್ಲಿ ನೀಡಬೇಕು ಎಂಬುದು ಆಗಿತ್ತು. ಧನ್ಯವಾದಗಳು.
7: ನಿಮಗೂ ಸಹ ಧನ್ಯವಾದಗಳು ಮೇಡಮ್. ವಚನ ಸಾಹಿತ್ಯದಲ್ಲಿ ನಮ್ಮ ಶಿವಶರಣರು ಸ್ತ್ರೀಯಗೆ ಎಂತಹ ಸ್ಥಾನಮಾನವನ್ನು ನೀಡಿದ್ರು, ಅದರಲ್ಲೂ ಬಸವಣ್ಣ, ಅಲ್ಲಮಪ್ರಭು, ಜೇಡರ, ದಾಸಿಮಯ್ಯ ಇವರೆಲ್ಲರೂ ಕೂಡ ಹೆಣ್ಣಿಗೆ ಉನ್ನತವಾದಂತಹ ಸ್ಥಾನಮಾನವನ್ನು ನೀಡಿದ್ರು. ಅಂತಹ ವಚನಗಳ ಕುರಿತಾಗಿ ತುಂಬಾ ಚೆನ್ನಾಗಿ ನಮ್ಮ ಕೇಳುಗರಿಗೆ ಮಾಹಿತಿ ನೀಡಿದ್ದೀರಾ. ನಿಮಗೆ ನಮ್ಮ ರೇಡಿಯೋ ಶಿವಮೊಗ್ಗದ ಪರವಾಗಿ ಧನ್ಯವಾದಗಳು ಮೇಡಮ್. ಕೇಳಿದ್ರಲ್ಲ ಸ್ನೇಹಿತರೆ, ರಾಣಿಬೆನ್ನೂರಿನ ನಿಟ್ಟೂರು ಸೆಂಟ್ರಲ್ ಸ್ಕೂಲ್ನಲ್ಲಿ ಶಿಕ್ಷಕರಾಗಿರುವಂತಹ ಅಶ್ವಿನಿ ಚಂದ್ರಶೇಖರ್ ವಿಜಾಪುರ್ ಅವರು ನಮ್ಮ ಇವತ್ತಿನ ವಚನ ವಿಹಾರ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ವಚನಗಳ ಬಗ್ಗೆ ಸಾಕಷ್ಟು ವಿಚಾರಗಳನ್ನು ತಿಳಿಸಿದ್ರು. ಇದೇ ರೀತಿ ನಾಳೆಯ ಸಂಚಿಕೆಯಲ್ಲಿ ಇನ್ನಷ್ಟು ವಚನಕಾರರ ಬಗ್ಗೆ ಮಾಹಿತಿಯನ್ನು ತಿಳಿಯೋಣ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸುವಂತಹ ಸಮಯ ಆಯಿತು. ನಂತರದಲ್ಲಿ ಎಂದಿನಂತೆ ರೇಡಿಯೋ ಕಾರ್ಯಕ್ರಮಗಳು ಪ್ರಸಾರವಾಗುತ್ತದೆ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಏನೇ ಒಂದೇ ಮಗು ಸಾಕು ಅಂತನಾ?
1: ಇನ್ನೊಂದಾಗ್ಲಿ ಅಂತ ನಮ್ಮಿಬ್ರಿಗೂ ಆಸೆ ಇದೆ. ಆದ್ರೆ ಮೊದಲನೇದು ಸಿಸರಿಯನ್ನು, ಮತ್ತಿದು ಹಾಗೆ ಆಗುತ್ತೆ ಅಂತ ಚಿಂತೆ ಇದೆ.
0: ಶಿವಮೊಗ್ಗದ ಯುನಿಟಿ ಆಸ್ಪತ್ರೆಯಲ್ಲಿ ನೀವು ಬಯಸಿದರೆ ಎರಡನೆಯ ಮಗುವನ್ನು ನಾರ್ಮಲ್ ಹೆರಿಗೆ ಮಾಡಿಸುವ ಅವಕಾಶವಿದೆ. ಇದನ್ನ ವಿಬ್ಯಾಕ್ ಅಂತಾರೆ. ಇದನ್ನ ಪೇನ್ಲೆಸ್ ಕೂಡ ಮಾಡಬಹುದು.
2: ತಾಯಿ ಮಗುವಿನ ಸಂಪೂರ್ಣ ಆರೋಗ್ಯಕ್ಕಾಗಿ ದಿನದ 24 ಗಂಟೆಯೂ ವೈದ್ಯರ ಪರಿಣಿತ ಸಿಬ್ಬಂದಿಗಳ ತಂಡ ಸದಾ ಸಿದ್ಧವಿರುವ ಸಂಸ್ಥೆ ಯುನಿಟಿ ಮಹಿಳಾ ಮತ್ತು ಮಕ್ಕಳ ಆಸ್ಪತ್ರೆ, ಮೆಗ್ಗಾನ್ ಆಸ್ಪತ್ರೆ ಹಿಂಭಾಗ, ಕುವೆಂಪು ರಸ್ತೆ, ಶರಾವತಿ ನಗರ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 8762171225. ಸಂಖ್ಯೆ ಮತ್ತೊಮ್ಮೆ 8762171225. ಯಶಸ್ವಿನಿ ಹಾಗೂ ABARK ಸೌಲಭ್ಯ ಇಲ್ಲಿ ಇದೆ.
3: ಹೇ, PUC ಅಂದ್ರೆ ಬರೀ ಸ್ಟಡಿ ಅಷ್ಟೇ ಅಲ್ಲ, ಇಟ್ಸ್ ಅಬೌಟ್ ಅವರ್ ಫ್ಯೂಚರ್.
4: ಆದ್ರೆ ಬೆಸ್ಟ್ ಕಾಲೇಜ್ ಚೂಸ್ ಮಾಡೋದು ಹೇಗೆ?
3: ಸಿಂಪಲ್, ಎಲ್ಲಿ ಬೆಸ್ಟ್ ಮೆಂಟರ್ಸ್ ಇರ್ತಾರೋ ಅಲ್ಲಿಗೆ ಹೋಗ್ಬೇಕು.
5: ಹಾಗಾದ್ರೆ ಶಿವಮೊಗ್ಗದ ಗಂಗೋತ್ರಿ ಇಂಡಿಪೆಂಡೆಂಟ್ PU ಕಾಲೇಜ್ಗೆ ಬನ್ನಿ.
6: ಗಂಗೋತ್ರಿ ಕಾಲೇಜ್, ಅಲ್ಲಿ ಸ್ಪೆಷಲ್ ಏನಿದೆ?
5: ಅಲ್ಲಿರೋದು ಬರೀ ಟೀಚರ್ಸ್ ಅಲ್ಲ, ರಿಯಲ್ IIT ಮೆಂಟರ್ಸ್. ಮುಂಬೈ, ರಾಂಚಿ, ತಿರುಪತಿ IIT ಬಂದಿರೋ ನುರಿತ ತಜ್ಞರಿಂದ PCMB ಮತ್ತು ವಾಣಿಜ್ಯ ವಿಭಾಗದ ಪಾಠ ನಡೆಯುತ್ತೆ. ಅದರ ಜೊತೆಗೆ ಇಂಟಿಗ್ರೇಟೆಡ್ ಕೋಚಿಂಗ್ ಕೂಡ ಇದೆ. JEE, NEET ಮತ್ತು KCET ನಲ್ಲಿ ಟಾಪ್ ರಿಸಲ್ಟ್ಸ್ ಗ್ಯಾರಂಟಿ.
6: ವಾವ್, ಅಂದ್ರೆ ಫ್ಯೂಚರ್ ಪ್ರೂಫ್ ಅಂತ ಆಯ್ತು.
5: ಖಂಡಿತ, ಫ್ಯೂಚರ್ ಡಿಮ್ಯಾಂಡ್ಗೆ ತಕ್ಕಂತೆ AI ಮತ್ತು ರೋಬೋಟಿಕ್ಸ್ ಸಬ್ಜೆಕ್ಟ್ಗಳು ಇವೆ. ಜೊತೆಗೆ ಸ್ಮಾರ್ಟ್ ಕ್ಲಾಸ್ ರೂಮ್ಸ್, ಹೈಟೆಕ್ ಲ್ಯಾಬ್ಸ್ ಮತ್ತು ಸುರಕ್ಷಿತವಾದ ಹಾಸ್ಟೆಲ್ ಸೌಲಭ್ಯ ಕೂಡ ಇದೆ. ಗಂಗೋತ್ರಿ ಅಂದ್ರೆ ಇಟ್ಸ್ ನಾಟ್ ಜಸ್ಟ್ ಎ ಕಾಲೇಜ್, ಇಟ್ಸ್ ಎ ಫ್ಯೂಚರ್ ಬಿಲ್ಡರ್.
7: ಅಡ್ಮಿಷನ್ಸ್ ಓಪನ್ ಫಾರ್ 2026 and 27. ಹಾಗಾದ್ರೆ ತಡ ಯಾಕೆ, ತಕ್ಷಣ ಎನ್ರೋಲ್ ಮಾಡಿ.
5: ಗಂಗೋತ್ರಿ ಇಂಡಿಪೆಂಡೆಂಟ್ PU ಕಾಲೇಜ್, ಮ್ಯಾಮ್ಕೂಸ್ ಬಿಲ್ಡಿಂಗ್, ಕೋಟೆ ರಸ್ತೆ, ಶಿವಮೊಗ್ಗ. ಹೆಚ್ಚಿನ ಮಾಹಿತಿಗಾಗಿ ಕರೆ ಮಾಡಿ 9035588744 ಅಥವಾ 8884082.
7: ಗಂಗೋತ್ರಿ ಇಂಡಿಪೆಂಡೆಂಟ್ PU ಕಾಲೇಜ್, ವಿ ಬಿಲ್ಡ್ ಎಕ್ಸಲೆನ್ಸ್ ಇನ್ ಎಜುಕೇಶನ್.
8: ಬೆರಗು, ಈಗ ಈ ವಿಶೇಷ ಕಾರ್ಯಕ್ರಮವನ್ನು ಕೇಳಲಿದ್ದೀರಿ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.9 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
3: ಕನ್ನಡದ ಭಗವದ್ಗೀತೆ ಎಂದೇ ಪ್ರಸಿದ್ಧಿ ಪಡೆದಿರುವ DV ಗುಂಡಪ್ಪನವರ ಮಂಕುತಿಮ್ಮನ ಕಗ್ಗ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಶ್ರೀಮತಿ ವಿಜಯ ಗಣೇಶ್ ಶಿವಮೊಗ್ಗ ಇವರು ಅರ್ಥ ವಿವರಣೆಯೊಂದಿಗೆ ವಾಚನ ಮಾಡಲಿದ್ದಾರೆ. ಬನ್ನಿ ಕೇಳೋಣ.
9: ನಮಸ್ಕಾರ. ಶ್ರೀಯುತ DV ಗುಂಡಪ್ಪನವರ ಮಂಕುತಿಮ್ಮನ ಕಗ್ಗದ ಭಾವಾರ್ಥದೊಂದಿಗೆ ನಾನು ವಿಜಯ ನಿಮ್ಮ ಮುಂದೆ. ಕಗ್ಗ ಉದರ ದೈವ. ಉದರ ದೈವಕ್ಕೆ ಜಗದೊಳೆದುರು ದೈವವದೆಲ್ಲಿ, ಮೊದಲದರ ಪೂಜೆ ಮಿಕ್ಕೆಲ್ಲವದರಿಂದ, ಮದಿಸುವುದಾದರಿಸೆ ಕುದಿಯುವುದು ನಿರಾಕರಿಸೆ, ಹದದೊಳಿರಿಸುವುದೆಂತೋ ಮಂಕುತಿಮ್ಮ. ಉದರ ದೈವಕ್ಕೆ ಜಗದೊಳೆದುರು ದೈವವದೆಲ್ಲಿ, ಉದರ ಹೊಟ್ಟೆಯ ದೇವ್ರಿಗೆ ಜಗದ ಒಳು ಎದುರು, ಜಗದಲ್ಲಿ ಲೋಕದಲ್ಲಿ ಅದರ ಎದುರು ಹೊಟ್ಟೆ ದೇವ್ರ ಎದುರು ಬೇರೆ ದೇವ್ರ ಎಲ್ಲಿದೆ ದೈವವದೆಲ್ಲಿ, ಮೊದಲು ಅದರ ಪೂಜೆ ಮಿಕ್ಕೆಲ್ಲವದರಿಂದ, ಮಿಕ್ಕೆಲ್ಲ ದೇವ್ರ ಪೂಜೆ ಮತ್ತೆ ಮಾಡೋದು, ಮದಿಸುವುದಾದರಿಸೆ, ಮದಿಸುವುದು ಅದು ಆದರಿಸೆ ಅದಕ್ಕೆ ಗೌರವ ಕೊಟ್ಟ ಹಾಗೆ ಅದು ಸುಕ್ಕತೆ, ಕುದಿಯುವುದು ನಿರಾಕರಿಸೆ, ಹೊಟ್ಟೆ ಬಗ್ಗೆ ನಾವು ಗಮನ ಕೊಡದಿದ್ರೆ ಅದು ಕುದಿಯೋದಕ್ಕೆ ಶುರುವಾಗತ್ತೆ, ಹದಗೊಳಿರಿಸುವುದೆಂತೋ ಹದವಾಗಿ ಅದನ್ನ ಇರಿಸೋದು ಹೇಗೋ ಏನು ಅನ್ನೋ ಪ್ರಶ್ನೆ ಇಟ್ಟಿದ್ದಾರೆ ಇಲ್ಲಿ ಗುಂಡಪ್ಪನವರು. ಈ ಕಗ್ಗನ ಇನ್ನೊಮ್ಮೆ ಹೇಳ್ತೀನಿ ಕೇಳಿ. ಉದರ ದೈವಕ್ಕೆ ಜಗದೊಳೆದುರು ದೈವವದೆಲ್ಲಿ, ಮೊದಲದರ ಪೂಜೆ ಮಿಕ್ಕೆಲ್ಲವದರಿಂದ, ಮದಿಸುವುದಾದರಿಸೆ ಕುದಿಯುವುದು ನಿರಾಕರಿಸೆ, ಹದದೊಳಿರಿಸುವುದೆಂತೋ ಮಂಕುತಿಮ್ಮ. ಹಾಗಂದ್ರೇನಂತ ನೋಡೋಣ ಬನ್ನಿ. ಹೊಟ್ಟೆ ದೇವರ ಎದುರು ಜಗತ್ತಲ್ಲಿ ಬೇರೆ ಯಾವುದಾದ್ರೂ ದೇವ್ರು ಇದೆಯಾ? ಮೊದಲು ಅದ್ರ ಪೂಜೆ ಮಾಡಬೇಕು, ಆಮೇಲೆ ಬಾಕಿಯದ್ದು. ಹೊಟ್ಟೆ ಶಾಂತವಾಗಿತ್ತು ಅಂದರೆ ಆಮೇಲೆ ಯಾವ ಕೆಲಸನ ಬೇಕಾದರೂ ಮನಸ್ಸಿಟ್ಟು ಮಾಡಬಹುದು. ಹೊಟ್ಟೆ ಖಾಲಿ ಇಟ್ಕೊಂಡು ಕೆಲಸ ಮಾಡಿದ್ರೆ ಕೆಲಸ ಕೂಡ ಹಾಳು, ಆರೋಗ್ಯ ಕೂಡ ಹಾಳು. ನೀವೆಲ್ಲ ಒಮ್ಮೆ ಯೋಚಿಸಿ, ಹೊಟ್ಟೆ ಅಂದರೆ ಹಸಿವಿನ ಉಸಾಬರಿ ಒಂದು ಮನುಷ್ಯನಿಗೆ ಇಲ್ಲದೆ ಹೋಗಿದ್ರೆ ಏನಾಗ್ತಿತ್ತು? ಪ್ರಪಂಚ ಹೇಗಿರ್ತಾ ಇತ್ತು? ಬಹುಶಃ ಯಾರು ಏನು ಕೆಲಸನೇ ಮಾಡ್ತಿರ್ಲಿಲ್ವೋ ಏನು. ಎಲ್ಲರೂ ಮಾಡೋದು ಹೊಟ್ಟೆಗಾಗಿ ಅಂತ ದಾಸರು ಹಾಡಿದ್ದು ಸರಿಯಾಗೇ ಇದೆ ಅಲ್ವಾ? ಯಾಕಂದ್ರೆ ನಾವು ಹೆಚ್ಚಿನ ಕೆಲಸನ ಮಾಡೋದೇ ಹೊಟ್ಟೆಗಾಗಿ. ಅದನ್ನು ತೋರಿಸೋ ಹಾಗೆ ಏನೋ ದೇವರು ಹೊಟ್ಟೆಯನ್ನು ದೇಹದ ಕೇಂದ್ರ ಭಾಗದಲ್ಲೇ ಇಟ್ಟಿದ್ದಾನೆ. ಗಾಡಿಗಳಿಗೆ ಪೆಟ್ರೋಲು ಡೀಸೆಲು ಹಾಕದಿದ್ರೆ ಅವು ಚಲಿಸೋದೇ ಇಲ್ಲ, ಹಾಗೆ ನಿಂತು ಬಿಡುತ್ತಲ್ಲ. ಅದೇ ರೀತಿ ಆಹಾರ ಇಲ್ಲದೆ ಇದ್ರೆ ಶರೀರ ಕೂಡ ನಿಸ್ತೇಜವಾಗ್ಬಿಡತ್ತೆ. ಹಸಿವು ಎಲ್ರಿಗೂ ಸಮಾನವಾಗಿ ಬೇಕಾಗೆ ತೀರುವಂಥ ಒಂದು ಅವಶ್ಯಕತೆ. ಎಬ್ರಹಾಂ ಮ್ಯಾಸ್ಲೋ ಹೇಳಿರುವಂಥ ಅವಶ್ಯಕತೆಗಳ ಏಣಿಯಲ್ಲಿ ಮೊದಲನೇದ್ದೇ ಆಹಾರ. ಅದು ಸಿಕ್ಕ ಮೇಲೆ ಎತ್ತರದ ಅವಶ್ಯಕತೆಗಳಾದ ಭದ್ರತೆ, ಪ್ರೀತಿ, ಅಂತಃಕರಣ, ಸಂಬಂಧಗಳು, ಸಾಧನೆಯ ಅಪೇಕ್ಷೆಗಳು ಮತ್ತು ಕೊನೆಗೆ ಸಚ್ಚಿದಾನಂದದ ಅರಿವು, ಇವುಗಳ ಚಿಂತನೆ ಎಲ್ಲ ಬರುತ್ತೆ. ಹಾಗಾಗಿ ಹಸಿವನ್ನು ತಣಿಸೋದು ಬಹಳ ಮುಖ್ಯ. ಅದಕ್ಕೆ ಸ್ವಾಮಿ ವಿವೇಕಾನಂದರು ಕೂಡ ಹೇಳ್ತಾರೆ, ಹಸಿದ ಹೊಟ್ಟೆ ಮುಂದೆ ಅಧ್ಯಾತ್ಮನ ಉಸಿರು ಬೇಡ ಅಂತ. ಹೊಟ್ಟೆ ಹಸಿದಾಗ ಯಾವ ಅಧ್ಯಾತ್ಮ ತಟ್ಟತ್ತೇಳಿ? ಮರಾಠಿಯಲ್ಲೂ ಒಂದು ಮಾತಿದೆ, ಪೆಹಲೆ ಪೊಟೋಬಾ ನಂತರ ವಿಠೋಬಾ ಅಂತ. ಮೊದಲು ಹೊಟ್ಟೆರಾಯನ ಪೂಜೆ ಮಾಡಬೇಕು, ಆಮೇಲೆ ವಿಠಲರಾಯನ ಪೂಜೆ ಆಗಬಹುದು. ಆದರೆ ಹೊಟ್ಟೆ ಹಸಿವು ಅವಶ್ಯಕ ಅಂತ ಅದನ್ನು ಹೆಚ್ಚು ಕಾಳಜಿಯಿಂದ ನೋಡಿಕೊಂಡ್ರೆ ಅದು ಕಷ್ಟ. ಅದು ಎರಡು ರೀತಿಯಿಂದ ಕಷ್ಟ. ಒಂದು ದೈಹಿಕವಾಗಿ, ನಮ್ಮ ಅರಿವಿಗೆ ಬರದೇ ಇರೋ ಹಾಗೆ ಹೊಟ್ಟೆ ಉಬ್ಬಿ ಹೊರ ಬಂದ್ಬಿಡತ್ತೆ ಅನ್ನೋ ಒಂದು ಚಿಂತೆ. ದಿನಾ ತಿನ್ಬೇಕಾದ್ರೆ ಹೊಳಿದೇ ಇರೋಂಥ ಒಂದು ಸತ್ಯ, ಬಟ್ಟೆನ ತೊಡುವಾಗ ಅದು ಬಿಗಿಯಾಗಿ ಹೊಳೆದ್ಬಿಡತ್ತೆ. ಈಗ ಎಷ್ಟನೇ ತಿಂಗಳು ಅಂತ ಗಂಡಸರಿಗೂ ಕೇಳಿದಾಗ ಹೊಟ್ಟೆ ಅವಶ್ಯಕತೆಗಿಂತ ಹೆಚ್ಚು ಸೊಕ್ಕಿದೆ ಅನ್ನೋದು ಅರಿವಿಗೆ ಬರುತ್ತೆ. ಇದರ ಜೊತೆ ಹೊಟ್ಟೆ ಸೇರಿದ ಆಹಾರ ಮದನ ಹುಟ್ಟಿಸತ್ತೆ, ದೇಹನ ಪ್ರಚೋದಿಸತ್ತೆ, ಕಿಣಕತ್ತೆ. ನೋಡಿ, ಪುಟ್ಟ ಮಗು ಉಸಿರು ಹುಟ್ಟಿದ ತಕ್ಷಣ ಅಳೋದು ಕೂಡ ಹೊಟ್ಟೆಗಾಗೆ. ಅಲ್ಲಿಂದ ಪ್ರಾರಂಭ ಆಗೋ ಹೊಟ್ಟೆಯ ಬೇಡಿಕೆ ನಿಲ್ಲೋದು ಪುನಃ ಉಸಿರು ನಿಂತಾಗ್ಲೆ. ಅದಕ್ಕೆ ಇಲ್ಲಿ DVG ಅವರು, ಮಿಕ್ಕೆಲ್ಲ ದೈವಗಳಿಗಿಂತ ಹೊಟ್ಟೆ ಪ್ರಮುಖವಾದದ್ದು ಅಂತಿದ್ದಾರೆ. ಅದನ್ನು ಅತಿಯಾಗಿ ಪೋಷಣೆ ಮಾಡಿದರೆ ಕೊಬ್ಬಿ ಕಿಣಕತ್ತೆ. ಹಾಗಂತ ಸಂಪೂರ್ಣವಾಗಿ ನಿಗ್ರಹಿಸಿಬಿಟ್ರೆ ಕುದಿದು ಕ್ಷೋಭೆನ ಉಂಟು ಮಾಡತ್ತೆ. ಹಾಗಾಗಿ ಒಂದು ಹದದಲ್ಲಿ ಕಾಪಿಡಬೇಕು. ಕಷ್ಟದ ಕೆಲಸನೇ, ಆದರೆ ಇಷ್ಟಪಟ್ಟು ಮಾಡಲೇಬೇಕು. ಏನಂತೀರಾ? ಇನ್ನೊಂದು ಕಗ್ಗದೊಟ್ಟಿಗೆ ಮತ್ತೆ ಸಿಗ್ತೀನಿ. ಧನ್ಯವಾದಗಳು.
8: ಇದುವರೆಗೂ ಕಾರ್ಯಕ್ರಮ ನಡೆಸಿಕೊಟ್ಟವರಿಗೆ ಧನ್ಯವಾದಗಳು. ರೇಡಿಯೋ ಶಿವಮೊಗ್ಗದ ಕಾರ್ಯಕ್ರಮಗಳು ಮುಂದುವರಿಯಲಿವೆ. ಕೇಳ್ತಾರಿ ರೇಡಿಯೋ ಶಿವಮೊಗ್ಗ 90.4 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
10: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
11: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
10: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
12: ಬೀದಿ ಬೀದಿಯಲ್ಲಿ ಈ ಧ್ವನಿ ಮೊಳಗಲಿ, ಮನೆ ಮನೆಯಲ್ಲಿ ನಮ್ಮ ಗಣತಿಯಾಗಲಿ, ಜೊತೆಯಾಗಿ ಬರೆಯೋಣ ನಾಡಿನ ಅಧ್ಯಾಯ. ನಮ್ಮ ಜನಗಣತಿ ನಮ್ಮ ವಿಕಾಸ.
13: ಜನಗಣತಿಯ ಮೊದಲ ಹಂತದಲ್ಲಿ ಮನೆ ಪಟ್ಟಿ ಮತ್ತು ಮನೆಗಣತಿಯನ್ನು ನಡೆಸಲಾಗುವುದು. ಇದು ನಿಮ್ಮ ವಾಸಸ್ಥಳ ಮತ್ತು ವಸತಿಯ ಬಗ್ಗೆ ವಿವರಗಳನ್ನು ದಾಖಲಿಸುತ್ತದೆ. ನಮ್ಮ ಭಾಗವಹಿಸುವಿಕೆಯ ಮೂಲಕ ಈ ಪ್ರಯತ್ನವನ್ನು ಯಶಸ್ವಿಗೊಳಿಸೋಣ. ಪ್ರತಿಯೊಬ್ಬ ವ್ಯಕ್ತಿಯು ಸೇರಲಿ, ಪ್ರತಿ ಕುಟುಂಬವು ಭಾಗವಹಿಸಲಿ ಮತ್ತು ರಾಷ್ಟ್ರವು ಮುಂದುವರೆಯಲಿ. ಜನಗಣತಿ 2027. ನಮ್ಮ ಜನಗಣತಿ ನಮ್ಮ ವಿಕಾಸ.
14: ಎಲ್ಲರಿಗೂ ನಮಸ್ಕಾರ. ಸ್ನೇಹಿತರೆ, ಗಾದೆಗಳು ನಮ್ಮ ಹಿರಿಯರ ಅನುಭವದ ಮಾತಿನ ಸಾರವಾಗಿದೆ. ಇಂತಹ ಗಾದೆಗಳ ಕುರಿತಾಗಿ ಶಿವಮೊಗ್ಗದವರೇ ಆದಂತಹ ರಂಗಕರ್ಮಿಗಳಾದ ಚೇತನ್ ಸಿ ರಾಯನಹಳ್ಳಿ ಅವರು ಮಾಹಿತಿ ಹೇಳ್ತಾರೆ, ಕೇಳೋಣ ಬನ್ನಿ.
15: ಎಲ್ರಿಗೂ ನಮಸ್ಕಾರ. ನಾನು ಚೇತನ್ ಸಿ ರಾಯನಹಳ್ಳಿ. ಕನ್ನಡ ಭಾಷೆಯಲ್ಲಿ ವಿಶೇಷವಾಗಿರ್ತಕ್ಕಂತಹ ಗಾದೆ ಮಾತುಗಳು, ಈ ಗಾದೆ ಮಾತುಗಳು ಹೊರನೋಟಕ್ಕೆ ಒಂದು ಅರ್ಥವನ್ನು ಕೊಟ್ಟರೆ ಒಳನೋಟ ಬಹಳ ವಿಸ್ತಾರವಾಗಿರ್ತಕ್ಕಂಥದ್ದು. ಈ ಎಲ್ಲ ಗಾದೆಗಳು ನಮ್ಮ ಹಿರಿಯರ ಅನುಭವದ ಮಾತುಗಳು. ವೇದ ಸುಳ್ಳಾದರೂ ಗಾದೆ ಸುಳ್ಳಾಗದು ಅನ್ನೋದು ಗಾದೆಗಿರುವಂತಹ ಶಕ್ತಿಯನ್ನು ತಿಳಿಸುತ್ತೆ. ಗಾದೆಗಳು ಮೇಲ್ನೋಟಕ್ಕೆ ನೋಡಲಿಕ್ಕೆ ಬಹಳ ಸಣ್ಣದಾಗಿದ್ದರೂ ಅರ್ಥ ಬಹಳ ವಿಸ್ತಾರವಾಗಿರುತ್ತೆ. ಅದಕ್ಕೆ ಹೇಳ್ತಾ ಹೋಗ್ತಾರೆ, ಆಕಾರದಲ್ಲಿ ವಾಮನಂತೆ ಇದ್ದರೂ ಅರ್ಥದಲ್ಲಿ ತ್ರಿವಿಕ್ರಮನಂತೆ ಇರತಕ್ಕಂಥದ್ದು. ಈ ಗಾದೆಗಳೆಲ್ಲವೂ ಕೂಡ ಹಿರಿಯರ ಅನುಭವದ ಮಾತುಗಳಾಗಿರೋದ್ರಿಂದ ಎಷ್ಟೋ ಸಮಯ ನಮ್ಮ ಮಾತುಗಳ ನಡುವೆ ಈ ಗಾದೆ ಮಾತುಗಳನ್ನ ಬಳಸ್ತೇವೆ. ಆ ಕ್ಷಣಕ್ಕೆ ಅದು ಮೇಲ್ನೋಟಕ್ಕೆ ಅರ್ಥವೇ ಬೇರೆ, ಒಳ ವಿಸ್ತಾರವೇ ಬೇರೆ ಆಗಿರ್ತಕ್ಕಂಥದ್ದು. ಇಂತಹ ಗಾದೆ ಮಾತುಗಳಿಂದಾಗಿ ನಮ್ಮ ಜನಪದರ ಜ್ಞಾನ ಸಂಪತ್ತು ಹೆಚ್ಚಾಗಿತ್ತು ಅಂತಂದ್ರೆ, ಶಾಲೆಗೆ ಹೋಗಿ ಕಲಿತವರಲ್ಲ ಬರೆದವರಲ್ಲ, ಆದ್ರೂ ಕೂಡ ಅದ್ಭುತವಾದಂತಹ ಅಕ್ಷರ ಪಾಂಡಿತ್ಯ ಅವರಲ್ಲಿತ್ತು. ಕುರಿತೋದದೆಯೇ ಕಾವ್ಯ ಪ್ರಯೋಗ ಪರಿಣಿತ ಮತಿಗಳಂತೇಳಿ ನಮ್ಮ ಜನಪದರನ್ನು ಈ ಕಾರಣಕ್ಕೋಸ್ಕರ ಕರಿತಾ ಇದ್ರು. ಅಂತಹ ವಿಶೇಷವಾಗಿರ್ತಕ್ಕಂಥದ್ರಲ್ಲಿ ಗಾದೆ ಮಾತುಗಳು ಪ್ರಮುಖವಾದದ್ದು. ಈ ಗಾದೆ ಮಾತುಗಳು ಹಿರಿಯರು ನಮಗೆ ಕೊಟ್ಟಂತಹ ಉಡುಗೊರೆಗಳು, ಒಂದು ಅಮೂಲ್ಯವಾದ ರತ್ನಗಳು. ಇದರ ಮೂಲಕ ನಾವು ಕೂಡ ನಮ್ಮ ಜ್ಞಾನವನ್ನ ವಿಸ್ತಾರಗೊಳಿಸ್ಕೊಳ್ಬಹುದಾಗಿದೆ. ಇವತ್ತು ನಿಮಗೆ ಒಂದು ವಿಶೇಷವಾಗಿರ್ತಕ್ಕಂತಹ ಗಾದೆ ಮಾತಿನ ಬಗ್ಗೆ ತಿಳಿಸ್ತಾ ಇದ್ದೇನೆ. ಪ್ರತ್ಯಕ್ಷ ಕಂಡ್ರು ಪ್ರಾಮಾಣಿಸ್ ನೋಡು, ಈ ಗಾದೆ ಮಾತನ್ನು ಕೇಳಿರ್ತೀವಿ ಅಂದರೆ ಕಣ್ಣಿಂದ ನೋಡಿದ್ರು ಕೂಡ ಇನ್ನೊಮ್ಮೆ ಅದನ್ನು ಗಮನಿಸಿ ಅಂತಂದೇಳಿ ಕನ್ನಡದ ಒಂದು ಗೀತೆ ನೆನಪಾಗುತ್ತೆ. ಕೇಳಿದ್ದು ಸುಳ್ಳಾಗಬಹುದು, ನೋಡಿದ್ದು ಸುಳ್ಳಾಗಬಹುದು, ನಿಧಾನಿಸಿ ಯೋಚಿಸಿದಾಗ ನಿಜವು ತಿಳಿಯುವುದು ಅಂತಂದೇಳಿ. ಎಷ್ಟೋ ಘಟನೆಗಳನ್ನು, ಎಷ್ಟೋ ವಸ್ತುಗಳನ್ನು ನಾವು ಕಣ್ಣು ಮುಂದೆನೆ ನೋಡ್ತೇವೆ, ಆದರೂ ನಾವದನ್ನು ಮತ್ತೊಮ್ಮೆ ಪರೀಕ್ಷೆ ಮಾಡಿ ನೋಡಬೇಕು ಅಂತೇಳಿ. ಘಟನೆ ಆದರೆ ಅದು ನಿಜನ ಅಥವಾ ನಮ್ಮ ಭ್ರಮೇನ ಅಂತ ಖಚಿತಪಡಿಸ್ಕೊಳ್ಬೇಕು. ವಸ್ತುವಾದರೆ ಆ ವಸ್ತು ಹೌದೋ ಅಲ್ವೋ ಅಂತ ಸರಿಯಾಗಿ ಪರಿಶೀಲಿಸಿ ನೋಡಬೇಕು. ಎಷ್ಟೋ ಬಾರಿ ನಮ್ಮ ಕಣ್ಣಿಗೆ ಕಂಡಿದ್ದೆಲ್ಲವೂ ಕೂಡ ಸತ್ಯ ಆಗಿರಲ್ಲ. ಇನ್ನೊಮ್ಮೆ ಅದನ್ನು ಸರಿಯಾದ ರೀತಿಯಲ್ಲಿ ಪರಿಶೀಲಿಸಿ ನೋಡೋದ್ರಿಂದ ಮಾತ್ರ ಆ ಸಮಸ್ಯೆ ಅಥವಾ ತೊಂದರೆಗಳು ತಪ್ಪು ಹೋಗುತ್ತೆ. ಪ್ರತ್ಯಕ್ಷವಾಗಿ ಕಂಡಿದ್ದೆಲ್ಲ ನಿಜ ಅಂತ ತಿಳ್ಕೊಂಬಿಟ್ರೆ ಆಗೋ ಅನಾಹುತಗಳು ಬಹಳ ದೊಡ್ಡದಿದೆ. ಮೃತ, ಸಾವು, ನೋವು, ತೊಂದರೆ, ತಾಪತ್ರಯಗಳಿಗೆ ಒಳಗಾಗೋದು ಇದೆ. ಕೆಲವು ಸಮಯ ಪಜೀತಿಗೆ ಸಿಲುಕೋದು ಇದೆ. ಹಾಗಾಗಿ ಹೇಳ್ತಾರೆ, ಪ್ರತ್ಯಕ್ಷ ಕಂಡ್ರು ಮತ್ತೊಮ್ಮೆ ಪ್ರಾಮಾಣಿಸ್ ನೋಡು ಅನ್ನೋದು ಈ ಗಾದೆಯ ತಾತ್ಪರ್ಯ ಆಗಿದೆ. ಇದಕ್ಕೆ ಸಂಬಂಧಪಟ್ಟಂಗೆ ಒಂದು ಸಣ್ಣ ಕಥೆಯನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಗಣೇಶ, ಚಿಂಟು, ಪಿಂಕಿ, ಪಮ್ಮಿ ಇವರು ಎಲ್ರಿಗೂ ಆಗ ಬೇಸಿಗೆ ರಜಾ ಶುರುವಾಗಿತ್ತು. ಎಲ್ಲರೂ ಪಟ್ಟಣದಿಂದ ಹಳ್ಳಿಗೆ ಬಂದಿದ್ರು. ಹಳ್ಳಿಲಿರ್ತಕ್ಕಂಥ ತಾತನ ಮನೆಗೆ ಬಂದಿದ್ರು. ಹಳ್ಳಿ ಅಂದರೆ ಗುಡ್ಡ, ಬೆಟ್ಟ, ನದಿ, ತೊರೆ, ಕಾಡು, ಮೇಡು ಸುತ್ತೋದಂದರೆ ಆ ಮಕ್ಕಳಿಗೆ ಎಲ್ಲಿಲ್ದಿರ್ತಕ್ಕಂಥ ಖುಷಿ. ತಾತ, ನಾವೆಲ್ಲರೂ ವಾಕಿಂಗ್ ಹೋಗಿ ಬರ್ತೀವಿ ಅಂತ ಗಣೇಶ ಹೇಳ್ದ. ಸರಿ, ಜೋಪಾನವಾಗಿ ಹೋಗಿ ಬನ್ನಿ, ಕತ್ತಲು ಆಗೋದ್ರೊಳಗೆ ಮನೆ ಸೇರಬೇಕು, ಏನಾದರೂ ಚೇಷ್ಟೆ ಗೀಷ್ಟೆ ಅಂತ ಮಾಡೋಕ್ಕೆ ಹೋಗಬೇಡಿಪ್ಪ, ಭಾಳ ಹುಷಾರಾಗಿರಿ ಅಂತ ಹೇಳಿದರು ತಾತ. ಮಕ್ಕಳು ಹರಟೆ ಹೊಡಿತಾ ಕಾಲ್ದಾರಿಲೇ ಸಾಕ್ತಾ ಹೋದರು. ಅಷ್ಟರಲ್ಲಿ ಅಜ್ಜಿ ಕೆಲಸದಾಳ ಲಕ್ಕಪ್ಪನ ಕರೆದೇಳಿದರು. ನೋಡೋ ಲಕ್ಕಪ್ಪ, ಇವು ಪೇಟೆ ಮಕ್ಕಳು, ಅವು ಇಲ್ಲೇ ಸುತ್ತಾಡ್ಕೊಂಡು ಬರ್ತೀವಿ ಅಂತ ಹೋಗ್ತಾ ಇದ್ದಾವೆ, ನೀನು ಅವ್ರ ಜೊತೆಗೆ ಹೋಗು. ಮೊದಲೇ ಪೇಟೆ ಮಕ್ಕಳು, ಸರಿಯಾಗಿ ಗೊತ್ತಾಗಲ್ಲ, ಇಲ್ಲಿ ನೀನಿದ್ರೆ ಸರಿಯಾಗಿ ಕರ್ಕೊಂಬರ್ತೀಯ ಅಂತಂದೇಳಿ ಹೇಳ್ತಾರೆ. ಅಜ್ಜಿ ಹೇಳ್ದಂತೆ, ಆಯ್ತಮ್ಮ, ಈ ಮಕ್ಕಳ ಜೊತೆಗೆ ಹೋಗಿ ಬರ್ತೀನಿ ಅಂತೇಳಿ ಲಕ್ಕಪ್ಪ ಕೂಡ ಆ ಮಕ್ಕಳ ಜೊತೆಗೆ ಹೋಗ್ತಾರೆ. ಲಕ್ಕಪ್ಪ, ಅದೇನು ಇದೇನು ಅಂತ ಕೇಳ್ತಾ ಇರ್ತಾರೆ. ಹಿಂಗೆ ಕರ್ಕೊಂಡು ಹೋಗ್ತಾ ಅದೆಲ್ಲದನ್ನು ಕೂಡ ವಿಸ್ಮಯದಿಂದ ಹೇಳ್ತಾ ಇರ್ತಾನೆ. ಏ, ಇದು ಹೂವು, ಇದು ಹಂಗಿದೆ ಹಿಂಗಿದೆ ಅಂತೇಳಿ. ಆ ಮಕ್ಕಳು ಅಷ್ಟೇ ಬಗೆ ಬಗೆಯ ಹೂಗಳು ಬಳ್ಳಿಗಳು ನೋಡ್ತಾ ಭಯಂಕರ ಖುಷಿಪಟ್ಟರು. ಅಲ್ಲಿಂದ ಸ್ವಲ್ಪ ದೂರ ಆದಮೇಲೆ ಅಲ್ಲೊಂದು ಹೊಳೆಯ ದಂಡೆ ಇತ್ತು, ನೀರು ಕಂಡ್ರೆ ಕೇಳಬೇಕಾ. ಮಕ್ಕಳಂತೂ ಖುಷಿಯಿಂದ ಕುಣಿದ್ರು, ಕುಪ್ಪಳಿಸಿದ್ರು, ಈತ ಕೂಡ ಹುಷಾರಾಗಿರಿ ಅಂತೇಳಿ ಆಳವೇ ಇಲ್ದಿರ್ತಕ್ಕಂಥ ಜಾಗದಲ್ಲಿ ಮಕ್ಕಳನ್ನ ನಿಲ್ಲಿಸಿ ಅಲ್ಲಿ ನೀರಲ್ಲಿ ಆಟ ಆಡಲಿಕ್ಕೆ ಬಿಟ್ಟ. ಕಾಡಿನಲ್ಲಿ ತುಂಬ ಹಣ್ಣುಗಳಿರುತ್ತವೆ, ನಾವು ಕೊಯ್ದು ತಿನ್ನೋಣ ಅಂತೇಳಿ ಪಿಂಕಿ ಕಾಡಿನ ಕಡೆಗೆ ಓಡಿದ್ಲು. ಉಳಿದ ಮಕ್ಕಳು ಅವಳನ್ನೇ ಹಿಂಬಾಲಿಸ್ಕೊಂಡೋದ್ರು. ಏ, ಜೋಪಾನ ಜೋಪಾನ ಕಂಡ್ರ ಮಕ್ಕಳ ಅಂತೇಳಿ ಲಕ್ಕಪ್ಪ ಕೂಕೊಂಡ. ಇವು ಕೇಳಲೆಲ್ಲ ಓಡ್ಲಿಕ್ಕೆ ಶುರು ಮಾಡಿದ್ವು. ಆ ಮಕ್ಕಳಿಂದ ಈತನ ಕೂಡ ಓಡ್ ಬರ್ಲಿಕ್ಕೆ ಶುರು ಮಾಡ್ದ. ಒಂದು ಮರ ತುಂಬ ಹಸಿರು ಕಾಯಿಗಳು ನೇತಾಡ್ತಾ ಇದ್ವು. ಗಾಳಿ ಬಂದಾಗ ಒಳ್ಳೆ ಜೋಕಾಲಿ ತೂಗದಂಗೆ ಕಾಣಿಸ್ತಾ ಇದ್ವು. ಆ ಕಾಯಿ ಪಿಂಕಿಗೆ ಮಾವಿನಕಾಯಿ ಥರ ಕಾಣಿಸ್ತು. ಈ ಮಾವಿನ ಹಣ್ಣು ಎಷ್ಟು ಚೆನ್ನಾಗಿದೆ ನೋಡ್ರೋ, ಮಾವಿನಕಾಯಿಗಳು ಅಂತಂದೇಳಿ ಎಷ್ಟೊಂದಿದ್ದಾವೆ ಅಂತೇಳಿ ಒಂದು ಕಾಯಿನ ಕಿತ್ತೆ ಬಿಟ್ಲು. ಕಿತ್ತವಳೇನು ಮಾಡಲು, ಬಾಯಿ ಹಾಕೊಂಡೇ ಬಿಟ್ಲು. ಕೆಲವೇ ಕ್ಷಣದಲ್ಲಿ, ಅಯ್ಯೋ ಇದು ಮಾವಿನಕಾಯಿ ಎಲ್ಲ ತುಂಬ ಕಹಿ ಇದೆ, ಅಯ್ಯಪ್ಪ ಹೊಟ್ಟೆ ನೋಯ್ತಾ ಇದೆ, ಒಂಥರ ಅನ್ನಿಸ್ತಾ ಇದೆ, ತಲೆ ಯಾಕೋ ತಿರುಗ್ದಂಗೆ ಆಗ್ತಿ ಅಂತೇಳಿ ಅಲ್ಲೇ ಕೂಸಿದು ಕೂತ್ಕೊಂಡ್ಳು ಪಿಂಕಿ. ಪಿಂಕಿ, ಮಾವಿನಕಾಯಿ ಅಂತ ಯಾವುದೋ ಕಾಯಿ ತಿಂದುಬಿಟ್ಟಾಳ ಕಣೇ ಅಂತ ಗಣೇಶ ಜೋರಾಗಿ ಕೂಗ್ದ. ಲಕ್ಕಪ್ಪ ಓಡಿ ಬಂದರು, ಪಿಂಕಿಯನ್ನು ಒಂದು ಕಡೆ ಮಲಗಿಸಿದ್ರು. ಏನು ಮಾಡ್ಕೊಂಡಮ್ಮ ಅಂದ್ಬೇಕಾರೆ ಎಲ್ಲರೂ ಹೇಳ್ತಾರೆ ಈ ಹಣ್ಣನ್ನು ತಿನ್ನಲು ಅಂತೇಳಿ. ಅಯ್ಯೋ ಇದು ಮಾವಿನ ಅಲ್ಲ ಕಂಡ್ರೋ, ಇದನ್ನೇ ಹಾಕೋ ತಿನ್ನೋ ಕೂದಲು ಅಂತೇಳಿ ಲಕ್ಕಪ್ಪ ಆ ಕಾಡಲ್ಲಿ ಆ ಕಡೆ ಈ ಕಡೆ ನೋಡಿ ಹೋಗಿ ಯಾವುದೋ ಸೊಪ್ಪು ತಗೊಂಬಂದ. ಆ ಸೊಪ್ಪು ತಗೊಂಬಂದು ಅದನ್ನು ಹಿಂಡಿ ಅದರ ರಸವನ್ನು ಪಿಂಕಿ ಕುಡಿಸ್ದ. ಸ್ವಲ್ಪ ಹೊತ್ತಿನಲ್ಲಿ ಪಿಂಕಿ ಎದ್ದು ಕೂತ್ಕೊಂಡ್ಲು, ವಾಂತಿ ಮಾಡಿಲ್ಲ. ಮಕ್ಕಳೆಲ್ಲರೂ ಅವಳನ್ನ ಹೊಳೆ ಬದಿಗೆ ಕರ್ಕೊಂಡು ಹೋಗಿ ಅಲ್ಲಿ ಮುಖ ತೊಳಿಸಿದ್ರು, ಅಲ್ಲೊಂದು ಸ್ವಲ್ಪ ಕೂತರು. ಆಕೆ ಕೂಡ ಸ್ವಲ್ಪ ಸಮಾಧಾನವಾಗಿ ಇರೋ ಥರಲ್ಲಿ ಕಂಡುಬಂದ್ಲು. ಮಾವಿನಕಾಯಿ ಅಂತ ಗಬಕ್ಕಂತ ತಿಂದೆ ಬಿಡದ, ಆ ಕಾಯಿ ಒಳ್ಳೆ ಕಾಯಲ್ಲ ತಾಯಿ, ಅದೊಂಥರ ವಿಷದ ಕಾಯಿ, ಗೊತ್ತಿಲ್ವಲ್ಲ ತಾಯಿ ನಿನಗೆ ಅಂತಂದು ಲಕ್ಕಪ್ಪಂದ. ಹೌದಾ ಲಕ್ಕಪ್ಪ, ಅದು ನೋಡ್ಲಿಕ್ಕೊಳ್ಳೆ ಮಾವಿನಕಾಯಿ ಥರನೇ ಇತ್ತಲ್ಲ ಅಂದರು. ಅವನು ಹೇಳ್ತಾನೆ, ಕಾಯೇನೋ ಮಾವಿನಕಾಯಿ ಥರನೇ ಕಾಣಿಸ್ತಿದೆ, ಆದರೆ ಮಾವಿನ ಎಲೆಗಳು ಈ ಥರ ಗುಂಡು ಗುಂಡಿಗಿರಲ್ಲ, ಅವು ಉದ್ದವಾಗಿರ್ತವೆ ಅನ್ನೋದನ್ನು ಲಕ್ಕಪ್ಪ ಹೇಳ್ದ. ಮಾವಿನ ಹಣ್ಣಿನ ಥರದಲ್ಲೇ ನೋಡ್ಲಿಕ್ಕೊಂಡ್ರು ಆ ಮಾವಿನ ಮರ, ಮಾವಿನ ಎಲೆಗಳು ಅವೆಲ್ಲವೂ ಕೂಡ ಭಿನ್ನವಾಗಿರುತ್ತೆ ಅನ್ನೋದನ್ನು ಅರ್ಥ ಮಾಡಿಸಿದರು. ನಾವು ಸದಾ ಜಾಗರೂಕರಾಗಿರಬೇಕು, ಎಲ್ಲವನ್ನೂ ಒಮ್ಮೆ ಪರೀಕ್ಷೆ ಮಾಡೇ ನೋಡಬೇಕು. ಅದಕ್ಕೆ ಹೇಳೋದು ಪ್ರತ್ಯಕ್ಷ ಕಂಡ್ರು ಪ್ರಮಾಣಿಸಿ ನೋಡು ಅಂತ ಹೇಳ್ತಾರಲ್ಲ ಇದಕ್ಕೆ ಅನ್ನೋದನ್ನು ಹೇಳಿದರು. ಹಣ್ಣು ಅಂತೇಳಿ ಮೇಲ್ನೋಟಕ್ಕೆ ನಮಗೆ ಅನಿಸಿದ್ರು ಅದು ಮಾವಿನ ಹಣ್ಣೆ ಆಗಿರಲ್ಲ, ಅದು ಬೇರೆ ಆಗಿರುತ್ತೆ, ಹಾಗಾಗಿ ಪ್ರತ್ಯಕ್ಷ ಕಂಡ್ರು ಪ್ರಮಾಣಿಸಿ ನೋಡಬೇಕು ಅನ್ನೋದನ್ನು ತಿಳ್ಕೊಂಡ್ರು. ಸರಿ ಸರಿ, ಇನ್ನು ಮನೆಗೆ ನೋಡ್ರಿ, ಎಲ್ಲರೂ ನಮಗೋಸ್ಕರ ಕಾಯ್ತಾ ಇರ್ತಾರೆ ಅಂತೇಳಿ ಲಕ್ಕಪ್ಪ ಹೇಳ್ದ. ಮಕ್ಕಳೆಲ್ಲರೂ ಕೂಡ ಮನೆ ಕಡೆಗೆ ಹೆಜ್ಜೆ ಹಾಕಿದರು. ಇದು ಭಾಳ ಸಮಯ ಅನಿಸುತ್ತೆ, ಕಣ್ಣೆದುರುಗಡೆ ಕಾಣಿಸುತ್ತೆ ಇದೇ ನಿಜ ಅಂದ್ಕೊಂಡಿರ್ತೀವಿ, ಆದರೆ ಅದು ನಿಜವಾಗಿರಲ್ಲ. ಕೆಲವು ಸಮಯ ನಮ್ಮ ಎದುರುಗಡೆ ವ್ಯಕ್ತಿಗಳು ಸುಳ್ಳು ಹೇಳಿರ್ತಾರೆ, ಅವ್ರು ಹೇಳಿರೋ ಸುಳ್ಳು ಅಂತ ನೆನ್ಕೊಂಡಿರ್ತೀವಿ, ಆದರೆ ಅದ್ರ ಆಚೆಗೆ ಮತ್ತೇನೋ ಇರಬಹುದು. ಅದಕ್ಕೆ ಹೇಳ್ತಕ್ಕಂಥದ್ದು, ಕೇಳಿದ್ದು ಸುಳ್ಳಾಗಬಹುದು, ನೋಡಿದ್ದು ಸುಳ್ಳಾಗಬಹುದು, ನಿಧಾನಿಸಿ ಯೋಚಿಸಿದಾಗ ನಿಜವು ತಿಳಿಯುವುದು. ಹಾಗೆ ನಾವು ಕಣ್ಣಾರೆ ಕಂಡ್ರೂ ಕೂಡ ಅದನ್ನು ಮತ್ತೊಮ್ಮೆ ಪರೀಕ್ಷೆ ಮಾಡಿ ನೋಡಿದಾಗಲೇ ಅದರಲ್ಲಿರುವ ಸತ್ಯ ಏನು ಅಂತೇಳಿ ಅರ್ಥ ಆಗುತ್ತೆ ಅನ್ನೋ ಮಾತನ್ನು ಹೇಳ್ತಾ ಈ ಗಾದೆಯ ಬಗ್ಗೆ ವಿಸ್ತಾರವಾಗಿ ತಿಳಿಸ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಧನ್ಯವಾದಗಳು. ಮತ್ತೆ ಸಿಗೋಣ, ಅಲ್ಲಿ ತನಕ ಎಲ್ರಿಗೂ ನಮಸ್ಕಾರ.
16: ಪ್ರತ್ಯಕ್ಷವಾಗಿ ಕಂಡ್ರು ಪ್ರಮಾಣಿಸಿ ನೋಡಬೇಕು ಎನ್ನುವಂತಹ ಒಂದು ಗಾದೆ ಮಾತಿನ ಅರ್ಥ ವಿವರಣೆಯನ್ನ ಚೇತನ್ ಸಿ ಅವರು ತಿಳಿಸ್ಕೊಟ್ರು. ಅವರಿಗೆ ಧನ್ಯವಾದಗಳನ್ನ ಹೇಳ್ತಾ ನಂತರದಲ್ಲಿ ಎಂದಿನಂತೆ ರೇಡಿಯೋ ಕಾರ್ಯಕ್ರಮಗಳು ಮುಂದುವರಿಯುತ್ತದೆ. ಎಲ್ಲರಿಗೂ ನಮಸ್ಕಾರ.
7: ಅಬ್ಬಾ, ಏನ್ ಬಿಸಿಲು, ಹೊರಗಡೆ ಹೋದ್ರೆ

0: 145,000 ವರೆಗೂ ಲಾಭ ಇದೆ. ಹೈರೈಡರ್ ಬೆಲೆ ಕೇವಲ 10.99 ಲಕ್ಷದಿಂದ ಶುರು.
1: ಶಕ್ತಿ ಟೊಯೋಟಾ ಸಮ್ಮರ್ ಬುಕಿಂಗ್ ಆಫರ್ಸ್, ಸ್ಪೆಷಲ್ ಸಮ್ಮರ್ ಡಿಸ್ಕೌಂಟ್ಸ್ ಆನ್ ಸೆಲೆಕ್ಟ್ ಮಾಡೆಲ್ಸ್, ಅಟ್ರಾಕ್ಟಿವ್ ಫೈನಾನ್ಸ್ ಅಂಡ್ ಎಕ್ಸ್ಚೇಂಜ್ ಆಫರ್ಸ್. ಈಗಲೇ ಬುಕ್ ಮಾಡಿ ಶೀಘ್ರವಾಗಿ ಡೆಲಿವರಿ ಪಡೆಯಿರಿ.
2: ಉಳಿತಾಯ ಕೂಡ, ಕೂಲ್ ಸ್ಟೈಲ್ ಕೂಡ. ನಾನು ಈಗಲೇ ಶಕ್ತಿ ಟೊಯೋಟಾಗೆ ಹೊರಟೆ.
1: ಶಕ್ತಿ ಟೊಯೋಟಾ ಬೈಪಾಸ್ ರಸ್ತೆ, ವಿದ್ಯಾನಗರ, ಶಿವಮೊಗ್ಗ. ಕಾಲ್ 0804184330. ಶಕ್ತಿ ಟೊಯೋಟಾ, ಈಗಿನ ಚಾಯ್ಸ್, ನಾಳೆಯ ಸೇವಿಂಗ್.
3: ಈಗ ನೀವು ಕೇಳಲಿದ್ದೀರಿ ಮಕ್ಕಳಿಗಾಗಿ ಪೊನ್ನಜ್ಜಿಯ ಕಥೆಗಳು. ಪೊನ್ನಜ್ಜಿಯಾಗಿ ಉಷಾ ನಟೇಶ್ ಕಾಸರವಳ್ಳಿ ನಿರೂಪಣೆ ಮಾಡಲಿದ್ದಾರೆ. ಇದರಲ್ಲಿ ಸಾಯಿ ಕೀರ್ತನ, ಸೃಜನ, ವರ್ಷಿಣಿ ಐಸಿರಿ, ಯುಕ್ತ, ಐಶಿತಾ ಪಾಲ್ಗೊಳ್ಳಲಿದ್ದಾರೆ. ಮಕ್ಕಳೇ, ನಿಮಗಾಗಿ ಈ ಕಥಾ ಮಾಲಿಕೆ.
4: ಪೊನ್ನಜ್ಜಿ, ನಮ್ ಚಿಟ್ಟೆ ಮಹಾಜಾಣೆ ಗೊತ್ತಾ?
5: ಯಾಕಾಗಿ ಹೇಳ್ತೀಯ?
6: ಯಾಕಂದ್ರೆ ನಮ್ ಮಿಸ್ ಹತ್ರ ಚಂದ ಚಂದ ಮಾತಾಡ್ತಾಳೆ,
7: ಮತ್ತೆ ಅವ್ರ ಹೇಳಿದ ಕೆಲ್ಸದ ಜೊತೆಗೆ ಬೇರೆ ಕೆಲ್ಸನೂ ಮಾಡ್ತಾಳೆ.
5: ಮಿಸ್ ಖುಷಿಯಾಗಿ ಅವಳನ್ನೇ ಕ್ಲಾಸ್ ಲೀಡರ್ ಮಾಡಿದ್ದಾರೆ.
4: ಪೊನ್ನಜ್ಜಿ ನೋಡಿ, ಇವರೆಲ್ಲ ಹೆಂಗ್ ಮಾತಾಡ್ತಾರೆ. ನಾನು ತಪ್ಪು ಮಾಡಿದೀನಾ?
8: ಖಂಡಿತ ಇಲ್ಲ ಕಂದು. ಬರೀ ಅರ್ಹತೆ ಇದ್ರೆ ಸಾಲದು, ಜೊತೆಗೆ ಸ್ವಲ್ಪ ಜಾಣತನಾನೂ ಇರಬೇಕು. ಆ ಜಾಣತನ ಒಳ್ಳೇದಾಗಿರ್ಬೇಕು ಅಷ್ಟೇ. ಒಬ್ಬ ಕಟ್ಟಿಗೆ ಮಾರುವವ ತನ್ನ ಜಾಣತನದಿಂದ ತನಗೆ ಬೇಕಾದದ್ದನ್ನು ಹೇಗಿಟ್ಟಿಸ್ಕೊಂಡ ಅನ್ನೋ ಕತೆ ನಂಗೊತ್ತು. ಹೇಳಲಾ?
4: ಹ್ಞೂ ಹೇಳು ಹೇಳು.
8: ಒಮ್ಮೆ ಕೈಲಾಸದಲ್ಲಿ ಶಿವ ಮತ್ತು ಪಾರ್ವತಿಯರು ತಮ್ಮ ತಮ್ಮಲ್ಲೇ ವಾರ್ತಾಲಾಪ ಮಾಡ್ತಿದ್ರು, ಅಂದರೆ ಮಾತಾಡ್ತಾ ಇದ್ರು. ಇದ್ದಕ್ಕಿದ್ದ ಹಾಗೆ ಅವರು ತಮ್ಮ ಮಾತನ್ನು ನಿಲ್ಲಿಸಿ ಭೂಲೋಕದತ್ತ ನೋಡ್ತಾರೆ. ಭಕ್ತ ಒಬ್ಬ ತನ್ನ ಆರಾಧ್ಯ ದೈವ ಶಿವನನ್ನು ಕುರಿತು ಗಾಢವಾಗಿ ಜಪವನ್ನು ಮಾಡ್ತಾ ಇದ್ದ. ಪಾರ್ವತಿ ಕೇಳ್ತಾಳೆ, ನಾಥ ಯಾರವನು ಇಷ್ಟು ಅಚಲವಾಗಿ ದೃಢ ಚಿತ್ತದಿಂದ ನಿಮ್ಮ ನಾಮಸ್ಮರಣೆಯನ್ನು ಮಾಡ್ತಿದ್ದಾನಲ್ಲ? ನಮ್ಮ ಸಂಭಾಷಣೆಗೂ ಧಕ್ಕೆ ತರುವಷ್ಟು ತೀವ್ರತರವಾಗಿ ಅವನು ನಿಮ್ಮನ್ನು ಸ್ಮರಿಸ್ತಾ ಇದ್ದಾನೆ. ಇಂತಹ ಶ್ರೇಷ್ಠ ಭಕ್ತ ಯಾರು ಅಂತ ಕೇಳ್ತಾಳೆ. ಶಿವ ಅದಕ್ಕೆ ಉತ್ತರಿಸ್ತಾನೆ, ನಲ್ಲೇ ಅವನು ಶಿವಯ್ಯ, ಹೆಸರು ನಂದೇ. ಆದರೆ ಅವನೊಬ್ಬ ಕಟ್ಟಿಗೆ ಮಾರುವವ, ಚಿಕ್ಕಂದಿನಿಂದಲೂ ಅನುಕ್ಷಣವೂ ನನ್ನ ಸ್ಮರಣೆ ಮಾಡ್ತಾ ಜೀವನವನ್ನು ಸಾಗಿಸ್ತಾ ಇದ್ದಾನೆ. ಈಗಲೂ ಕೂಡ ಸದಾ ಕಾಲ, ಅಂದರೆ ತನ್ನ ಕೆಲಸದ ಮಧ್ಯೆ ಕೂಡ ನನ್ನನ್ನು ಜಪಿಸೋದನ್ನು ಬಿಡೋದಿಲ್ಲ. ಬೆಳಿಗ್ಗೆ ಏಳುವಾಗಲೇ ಓಂ ನಮ ಶಿವಾಯ, ಓಂ ನಮ ಶಿವಾಯ ಅಂತ ಹೇಳ್ತಾ ಬಂದು ತನ್ನ ಮುದಿ ತಾಯಿಗೆ ನಮಸ್ಕಾರ ಮಾಡ್ತಾನೆ. ಕೊಡ್ಲಿಯನ್ನು ಕಲ್ಲಿಗೆ ತಿಕ್ಕಿ ಮೊನಚು ಮಾಡ್ತಾ ತನ್ನ ಜಪವನ್ನು ಮುಂದುವರಿಸ್ತಾನೆ. ಆಮೇಲೆ ಕಾಡಿ ಹೋಗಿ ಕಟ್ಟಿಗೆ ಕಡಿತಾ ಶಿವನಾಮವನ್ನು ಹೇಳ್ತಾನೆ. ಕಟ್ಟಿಗೆ ಹೊರೆ ಮಾಡಿ ತಂದು ಹಳ್ಳಿಯಲ್ಲಿ ಮಾರಿ ಬಂದ ಹಣವನ್ನು ಕಣ್ಣಿಗೆ ಒತ್ಕೊಳ್ತಾ, ಹೇ ಮಹಾದೇವ, ನಿನ್ನ ಕೃಪೆಯಿಂದ ಇವತ್ತು ನಾನಿಷ್ಟು ಗಳಿಸಿದ್ದೀನಿ ಅಂತ ಹೇಳ್ತಾನೆ. ಆ ಹಣದಿಂದ ತನ್ನ ಸಂಸಾರವನ್ನು ತೂಗಿಸ್ತಾ, ಮಹಾದೇವ, ನನ್ನ ಸಂಸಾರದ ಹೊಣೆ ನಿಂದು, ಅದನ್ನು ಹೀಗೆ ಚೆನ್ನಾಗಿ ನಡೆಸ್ಕೊಂಡು ಹೋಗಪ್ಪ ಅಂತ ಪ್ರಾರ್ಥನೆ ಮಾಡ್ತಾನೆ. ಉಣ್ಣವಾಗ್ಲೂ ನನ್ನನ್ನು ನೆನೆಸಿ, ದೇವ ಇದು ನೀನು ಕೊಟ್ಟ ತುತ್ತು ಅಂತ ನನ್ನನ್ನು ಸ್ಮರಿಸ್ತಾನೆ. ಮತ್ತೆ ರಾತ್ರಿ ಮಲಗುವಾಗ, ನಿನ್ನ ಕೃಪೆಯಿಂದ ಈ ದಿನ ಅದ್ಭುತವಾಗಿತ್ತು ಅಂತ ತನ್ನ ಮನಸ್ಸಿನಲ್ಲೇ ಮಾನಸ ಪೂಜೆ ಮಾಡಿ ಮಲಗ್ತಾನೆ. ಒಟ್ಟಿನಲ್ಲಿ ಶಿವಯ್ಯ ಒಬ್ಬ ಮಹಾಭಕ್ತ, ನನಗೆ ಅತೀ ಪ್ರಿಯದವನಾಗಿದ್ದಾನೆ ಅಂತ ಹೇಳ್ತಾನೆ.
4: ಶಿವಯ್ಯನದ್ದು ಎಂಥ ಮಹಾಭಕ್ತಿ ಅಲ್ವಾ?
8: ಹೌದು, ಎಂಥ ಅನನ್ಯ ಭಕ್ತಿ ಅಲ್ವಾ? ಅದಕ್ಕೆ ಪಾರ್ವತಿ, ಇಂತಹ ಭಕ್ತರು ಸಿಗೋದು ವಿರಳ. ಇಷ್ಟೊಂದು ಭಕ್ತಿ ಭಾವದಿಂದ ಪೂಜೆಯನ್ನು ಮಾಡ್ತಾ ಇದ್ದಾನೆ ನೋಡಿ ಅವನು. ಆದರೆ ಆತ ಒಂದು ಸಾಮಾನ್ಯ ಜೀವನವನ್ನು ನಡೆಸ್ತಿರೋ ಹಾಗೆ ಕಾಣಿಸ್ತಿದೆಯಲ್ಲ. ನಿಮ್ಮ ಭಕ್ತನ ಜೀವನ ಸುಧಾರಿಸೋಕೆ ನೀವೇಕೆ ಅನುಗ್ರಹಿಸಲಿಲ್ಲ ಅಂತ ಶಿವಯ್ಯನ ಮೇಲೆ ಕಾಳಜಿಯನ್ನು ತೋರಿಸ್ತಾ ಕೇಳ್ತಾಳೆ. ಆಗ ಶಿವ ಹೇಳ್ತಾನೆ, ಅವನು ಏನನ್ನು ನನ್ನ ಹತ್ರ ಇದುವರೆಗೆ ಕೇಳಲಿಲ್ಲ, ನಾನು ಕೊಡಲಿಲ್ಲ ಅಷ್ಟೇ ಅಂತ ನಗ್ತ. ಪಾರ್ವತಿ ಆಕ್ಷೇಪಣೆಯ ಧ್ವನಿಯಲ್ಲಿ, ಎಂಥ ಕಲ್ಲು ಮನಸ್ಸು ನಿಮ್ಮದು, ಅವನು ಕೇಳಲಿಲ್ಲ ಸರಿ.

0: ನೀವಾಗಿ ಕೊಡ್ಬೋದಿತ್ತಲ್ಲ ಅಂತಂದ್ಲು. ಅದಕ್ಕೆ ಶಿವ, ಪಾರ್ವತಿ ನೋಡು ಅವನನ್ನು, ಜೀವನದಲ್ಲಿ ಎಷ್ಟೊಂದು ತೃಪ್ತನಾಗಿದ್ದಾನೆ. ಅವನು ನನ್ನಿಂದ ಏನನ್ನೂ ಬಯಸೋದಿಲ್ಲ. ನನ್ನ ನಾಮಸ್ಮರಣೆ ಮಾಡುವ ಮತಿಯನ್ನು ನನಗೆ ನೀಡು ಅಂತ ಸದಾಕಾಲ ಬಿಡ್ತಾ ಇದ್ದಾನೆ. ಅದನ್ನು ಕೊಟ್ಟಿದ್ದೀನಿ ನಾನು. ನೋಡು ಎಷ್ಟು ತನ್ಮಯನಾಗಿ ಪೂಜೆಯನ್ನು ಮಾಡ್ತಾ ಇದ್ದಾನೆ ಅವನು ಅಂತ ಹೇಳ್ತಾನೆ. ಆಗ ಪಾರ್ವತಿ, ಅವನಿಗೆ ಏನೂ ಬೇಡವಾಗಿರ್ಬೋದು, ಆದರೆ ಅವನ ಹೆಂಡತಿ ಮನೆಗೆ ಲಕ್ಷ್ಮೀ ಕಾಲಿಟ್ಟು ಸಂಪತ್ ಭರಿತವಾಗಲಿ, ತನಗೊಂದು ಮಗುವಾಗಲಿ ಅಂತ ಆಶಿಸ್ತಾ ಇದ್ದಾಳೆ. ಅಲ್ಲದೆ ಶಿವಯ್ಯ ಸಂಸಾರದ ಭಾರದಿಂದ ಕುಗ್ಗಿ ಹೋಗಿದ್ದಾನೆ. ಬಿಡುವಿಲ್ಲದ ದುಡಿತದಿಂದ ಆಯಾಸಗೊಂಡಿದ್ದಾನೆ. ನೀವೀಗ ಅನುಗ್ರಹಿಸಿ ಅವನ ಸ್ಥಿತಿಯನ್ನು ಸುಧಾರಿಸಬೇಕು ಅಂತ ಒತ್ತಾಯವನ್ನು ಹೇರ್ತಾಳೆ. ಶಿವ ಯೋಚನೆ ಮಾಡಿದಾಗ ಪಾರ್ವತಿ ಉಚಿತವಾದದ್ದನ್ನೇ ಹೇಳ್ತಿದ್ದಾಳೆ ಅಂತ ಅವನಿಗನ್ಸುತ್ತೆ. ಶಿವಯ್ಯನಿಗೆ ಸಹಾಯ ಮಾಡೋಕ್ಕೆ ಮಹಾದೇವ ನಿರ್ಧರಿಸ್ತಾನೆ. ಆ ದಿನ ಶಿವಯ್ಯ ಕಾಡಿನಲ್ಲಿ ಕಟ್ಟಿಗೆ ಕಡಿತಾ ಬೆವರು ಸುರಿಸ್ತಾ ಇರಬೇಕಾದ್ರೆ ಶಿವ ಅವನ ಮುಂದೆ ಪ್ರತ್ಯಕ್ಷನಾಗ್ತಾನೆ. ಶಿವಯ್ಯ ಮಹಾದೇವನನ್ನು ಕಂಡು ಕಕ್ಕಾ ಬಿಕ್ಕಿಯಾಗ್ತಾನೆ. ಇದು ಕನಸೋ ನನಸೋ ಅಂತ ಅವನಿಗೆ ತಿಳಿಯದಾಗತ್ತೆ. ಕೂಡಲೇ ಶಿವನ ಪಾದಕ್ಕೆ ಎರಗಿ ತನ್ನ ಕಣ್ಣೀರಿನಿಂದ ಶಿವನ ಪಾದವನ್ನು ತೊಳೆದು ಬಿಡ್ತಾನೆ. ಮಹಾದೇವ ಪ್ರೀತಿಯಿಂದ ಅವನನ್ನು ಮೇಲೆತ್ತಿ, ಶಿವಯ್ಯ ನಿನ್ನ ಭಕ್ತಿಯನ್ನು ನಾನು ಮೆಚ್ಚಿದೆ, ಏನು ವರ ಬೇಕೋ ಕೇಳ್ಕೋ ಅಂತ ಹೇಳ್ದ. ಶಿವಯ್ಯ ಯೋಚನೆ ಮಾಡ್ತಾನೆ, ತನ್ನ ಮುದಿ ತಾಯಿ ಕಣ್ಣು ಕಾಣದೆ ಪರದಾಡ್ತಾ ಇದ್ದಾಳೆ, ಅಲ್ಲದೆ ಹೆಂಡತಿ ತನಗೊಂದು ಮಗು ಬೇಕು ಅಂತ ಅಪೇಕ್ಷೆ ಪಡ್ತಾ ಇದ್ದಾಳೆ. ಮಗುವಾದರೆ ಈಗಿನ ಆದಾಯ ಯಾತಕ್ಕೂ ಸಾಲದು ಅಂತ ಅಂದ್ಕೊಂಡ. ಹಾಗಾಗಿ ಆತ ಮಹಾದೇವನಲ್ಲಿ, ತಂದೆಯೇ ನನ್ನ ತಾಯಿಗೆ ಕಣ್ಣು ಕಾಣಿಸುವ ಹಾಗೆ ಮಾಡು, ನನ್ನ ಹೆಂಡತಿಗೆ ಸಂತಾನದ ಭಾಗ್ಯವನ್ನು ನೀಡು, ಮತ್ತು ನನ್ನ ಬಡತನವನ್ನು ನೀಗಿಸು ಅಂತ ಕೇಳ್ತಾನೆ. ಅದಕ್ಕೆ ಶಿವ ಅವನನ್ನು ಪರೀಕ್ಷೆ ಮಾಡೋಕ್ಕೆ, ಶಿವಯ್ಯ ನಾನು ಮೂರು ವರಗಳನ್ನು ಕೊಡೋಕ್ಕೆ ಬರೋದಿಲ್ಲ, ಯಾವುದಾದ್ರೂ ಒಂದು ವರವನ್ನು ಬೇಡ್ಕೋ, ಕೊಡ್ತೀನಿ ಅಂತ ಹೇಳ್ತಾನೆ. ಶಿವಯ್ಯನಿಗೆ ಮೂರೂ ಬೇಡಿಕೆಗಳು ಬಹಳ ಮುಖ್ಯ ಅಂತ ಅನಿಸುತ್ತೆ. ಯಾವುದನ್ನೂ ಬಿಡೋಕ್ಕೆ ಆಗದೇ ಇರುವಂತಹ ಸ್ಥಿತಿ. ಆತ ಯೋಚನೆ ಮಾಡಿಯೇ ಮಾಡ್ತಾನೆ. ಕೊನೆಗೆ ಜಾಣತನದಿಂದ ಬಂಗಾರದ ಬಟ್ಟಲಿನಲ್ಲಿ ನನ್ನ ಮಗ ಹಾಲು ಕುಡಿಯೋದನ್ನು ನನ್ನ ತಾಯಿ ನೋಡಬೇಕು, ಅಷ್ಟೇ ಸಾಕು ದೇವ ಅಂತ ಹೇಳ್ದ. ಶಿವ ಅವನ ಬುದ್ಧಿಗೆ ತಲೆದೂಗಿ ತಥಾಸ್ತು ಅಂತ ಹೇಳ್ದ. ಚತುರ ಶಿವಯ್ಯ ತನ್ನ ಮೂರೂ ಬೇಡಿಕೆಗಳನ್ನು ಒಂದೇ ವರದಲ್ಲಿ ಈಡೇರಿಸ್ಕೊಂಡ. ಇದೆಲ್ಲವನ್ನು ಮೇಲಿಂದ ನೋಡ್ತಾ ಇದ್ದ ಪಾರ್ವತಿ ಶಿವಯ್ಯ ಕೇಳಿದ ವರವನ್ನು ಮೆಚ್ಚಿ ಭಲೇ ಭಲೇ ಅಂತ ನಕ್ತಾಳೆ.
1: ಶಿವಯ್ಯಂಗೆ ನಾವು ಹೇಳ್ತೀವಿ ಭಲೇ ಭಲೇ
0: ಅಲ್ವಾ? ನಿಜವಾದ ಭಕ್ತಿಯಿಂದ ಎಲ್ಲವನ್ನೂ ಗಳಿಸ್ಬೋದು. ಜಾಣ್ಮೆ ಇದ್ದಲ್ಲಿ ನಮ್ಮ ಇಷ್ಟಾರ್ಥಗಳು ನೆರವೇರುತ್ತೆ.
2: ಇದುವರೆಗೂ ಪೊನ್ನಜ್ಜಿಯ ಕಥೆಯನ್ನು ಕೇಳಿದಿರಿ. ಪೊನ್ನಜ್ಜಿಯ ಕಥೆಗಳನ್ನು ನಡೆಸಿಕೊಟ್ಟಂತಹ ಉಷಾ ನಟೇಶ್ ಕಾಸರವಳ್ಳಿ, ಸಾಯಿ ಕೀರ್ತನ, ಸೃಜನ, ವರ್ಷಿಣಿ ಐಸಿರಿ, ಐಶಿತಾ, ಯುಕ್ತ ಇವರಿಗೆ ಧನ್ಯವಾದಗಳು.
3: ಇದರೊಂದಿಗೆ ಬೆರಗು ಕಾರ್ಯಕ್ರಮ ಮುಕ್ತಾಯವಾಗುತ್ತಿದೆ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.4 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
4: ಹೆಂಗಮ್ಮ ಮಲ್ಗೆ ಮಾರು, ಹೂವು ತಗೊಳಕ್ ಮೊದ್ಲು ಬ್ಯಾಗ್ ಆಯ್ತಾ ನಿಂತವ?
5: ಇದೇನೆ ಹೊಸ್ತ ಕೇಳ್ತಿದ್ಯಾ? ಯಾವಾಗ್ಲೂ ಪ್ಲಾಸ್ಟಿಕ್ ಕವರ್ ನಾಗೆ ಹಾಕೊಡ್ತಿದ್ದೆ.
4: ಇನ್ಮೇಲೆ ಹಂಗೆಲ್ಲ ಆಗಕ್ಕಿಲ್ಲ ಕಣಕ್ಕ. ಪ್ಲಾಸ್ಟಿಕ್ ಕವರ್ ನಾಗೆ ಹೂವು ಹಣ ಹಾಕೊಟ್ರೆ ನಮ್ಮ ಅಂಗಡಿನ ಮುಚ್ಚಿಸ್ಬಿಡ್ತಾರೆ, ಜೊತೆಗೆ ದಂಡ ಬೇರೆ ಕಟ್ಬೇಕಾಯ್ತದೆ. ಅದಕ್ಕೆ ನೀವೇ ಬ್ಯಾಗ್ ತಂದ್ರೆ ಒಳ್ಳೇದು. ಇಲ್ಲ ಈ ಬಟ್ಟೆ ಬ್ಯಾಗ್ ತಗೊಳ್ಳಿ, 10 ರೂಪಾಯಿ. ಬಿರ್ಬರ್ನ ಹೇಳಿ ಅಕ್ಕ, ಏನ್ ಮಾಡ್ಲಿ?
6: ಸಾರ್ವಜನಿಕರೇ, ಜುಲೈ 1 ತಾರೀಖಿನಿಂದ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಅಂದರೆ ಒಮ್ಮೆ ಬಳಸಿ ಬಿಸಾಡುವ ಪ್ಲಾಸ್ಟಿಕ್ ಕವರ್ಗಳ ಉಪಯೋಗವನ್ನು ಸಂಪೂರ್ಣವಾಗಿ ನಿಷೇಧಿಸಲಾಗಿದೆ. ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಕವರ್ಗಳನ್ನು ಮಾರುವುದು, ಕೊಳ್ಳುವುದು, ಉಪಯೋಗಿಸುವುದು ಕಂಡು ಬಂದಲ್ಲಿ ದಂಡ ವಿಧಿಸಲಾಗುತ್ತದೆ. ಎಚ್ಚರ, ಬನ್ನಿ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯ ಜೊತೆ ಕೈಜೋಡಿಸಿ ಕರ್ನಾಟಕವನ್ನು ಪ್ಲಾಸ್ಟಿಕ್ ಮುಕ್ತ ರಾಜ್ಯವಾಗಿಸಲು ಸಹಕರಿಸಿ.
7: ನನ್ ಮಗಳ ರಿಸಲ್ಟ್ ಅಂತೂ ಅದ್ಭುತವಾಗಿ ಬಂದಿದೆ, ಆದ್ರೆ ಮುಂದೇನು ಅನ್ನೋದೇ ದೊಡ್ಡ ಟೆನ್ಷನ್. IIT ನೀಟ್ ಕೋಚಿಂಗ್ ಗೆ ಬೇರೆ ಊರಿಗೆ ಮಕ್ಕಳನ್ನ ಕಳ್ಸೋಕೆ ಮನ್ಸೇ ಬರಲ್ಲ ರೀ.
8: ಯಾಕೆ ಯೋಚನೆ ಮಾಡ್ತೀರಾ?
2: ಈಗ ರಾಜಸ್ಥಾನದ ಕೋಟೆದಲ್ಲಿ ಸಿಗೋ ಶಿಕ್ಷಣ ನಮ್ಮ ಶಿವಮೊಗ್ಗದಲ್ಲಿ ಸಿಗ್ತಾ ಇದೆ ಅಲ್ಲ, ನಮ್ಮ ವೇದಿಕ್ ಎಕ್ಸ್ಪರ್ಟ್ ಪಿಯು ಕಾಲೇಜ್ನಲ್ಲಿ.
8: ಹೌದು, ರಾಜಸ್ಥಾನದ ಕೋಟಾದ ಸುಪ್ರಸಿದ್ಧ ಸಂಸ್ಥೆ ಬನ್ಸಾಲ್ ಕ್ಲಾಸಸ್ ಈಗ ವೇದಿಕ್ ಎಕ್ಸ್ಪರ್ಟ್ಸ್ ಪಿಯು ಕಾಲೇಜಿನ ಅಕಾಡೆಮಿಕ್ ಪಾರ್ಟ್ನರ್. 100,000+ ಅಧಿಕ ಐಐಟಿಎನ್ಸ್ ಮತ್ತು ವೈದ್ಯರನ್ನು ಸೃಷ್ಟಿಸಿದ 45 ವರ್ಷಗಳ ಪರಂಪರೆ ಈಗ ನಮ್ಮ ಮನೆ ಬಾಗಿಲಲ್ಲೇ.
7: ಹಾಗಾದ್ರೆ ಕೋಟಾದ ಅದೇ ಸ್ಟಡಿ ಮಟೀರಿಯಲ್, ಅದೇ ತರಬೇತಿ ಇಲ್ಲೇ ಸಿಗುತ್ತೆ ಅಂದಂಗಾಯ್ತು.
2: ಖಂಡಿತ, ಮನೆಯೂಟದ ಹಿತದ ಜೊತೆಗೆ ಒತ್ತಡವಿಲ್ಲದ ರಾಷ್ಟ್ರ ಮಟ್ಟದ ಕಲಿಕೆ ಅಂದ್ರೆ ಅದು ವೇದಿಕ್ ಎಕ್ಸ್ಪರ್ಟ್ಸ್ ನಲ್ಲಿ ಮಾತ್ರ.
8: 2026-27 ಅಡ್ಮಿಷನ್ ಪ್ರಾರಂಭವಾಗಿದೆ, ಕೆಲವೇ ಕೆಲವು ಸೀಟ್ ಉಳಿದಿವೆ. ತಕ್ಷಣ ಸಂಪರ್ಕಿಸಿ ವೇದಿಕ್ ಎಕ್ಸ್ಪರ್ಟ್ಸ್ ಪಿಯು ಕಾಲೇಜ್, ಮೈತ್ರಿ ಕಾಂಪ್ಲೆಕ್ಸ್ ಬಿಎಚ್ ರಸ್ತೆ ಮತ್ತು ಕೋಟೆ ರಸ್ತೆ ಕ್ಯಾಂಪಸ್ ಶಿವಮೊಗ್ಗ. ಕರೆ ಮಾಡಿ 9036054066. ವೇದಿಕ್ ಎಕ್ಸ್ಪರ್ಟ್ಸ್ ಪಿಯು ಕಾಲೇಜ್ ನಿಮ್ಮ ಕನಸಿನ ಭವಿಷ್ಯಕ್ಕೆ ಅಸಲಿ ರೋಡ್ ಮ್ಯಾಪ್.
9: ಕಾವ್ಯ, ಏನಾಯ್ತು, ಯಾಕಿಷ್ಟು ದುಃಖದಲ್ಲಿದೆಯಾ?
10: ಗೊತ್ತಲ್ವಾ ನಿಂಗೆ, ಮಕ್ಳಿಲ್ಲ ಅನ್ನೋ ಕೊರಗು, ಅದೇ ಚಿಂತೆ ಕಾಡ್ತಾ ಇದೆ ನಂಗೆ.
9: ಚಿಂತೆ ಯಾಕೆ ಮಾಡ್ತೀಯಾ? ಸೇಫ್ IVF ಸೆಂಟರ್ ಇದೆ.
2: ಹೌದು, ಪ್ರಾರಂಭ ಆಗಿ 8 ವರ್ಷದಲ್ಲಿ ಡಾಕ್ಟರ್ ಮಧು ಎಲ್ ಇವರ ಚಿಕಿತ್ಸೆಯಿಂದ ಸೇಫ್ ಕೇಂದ್ರದಿಂದ 850+ ಸಹಜ ಗರ್ಭಧಾರಣೆಯಿಂದ, 500+ ಕೃತಕ ಗರ್ಭಧಾರಣೆಯಿಂದ, ಇನ್ನು 850+ ಪ್ರನಾಳ ಶಿಶುಗಳ ಜನನವಾಗಿದೆ.
9: 4,000+ ಗರ್ಭಕೋಶ ದರ್ಶಕ ಶಸ್ತ್ರಚಿಕಿತ್ಸೆಗಳು, 5,000+ ಉದರ ದರ್ಶಕ ಚಿಕಿತ್ಸೆಗಳನ್ನು ಯಶಸ್ವಿಗೊಳಿಸಿದೆ.
2: ಮಕ್ಕಳು ಇಲ್ಲದವರು ಇಲ್ಲಿ ಅತ್ಯಾಧುನಿಕ ಹಾಗೂ ಪೂರ್ಣ ಪ್ರಮಾಣದ ಗುಣಮಟ್ಟದ ಹಾಗೂ ಕಡಿಮೆ ವೆಚ್ಚದಲ್ಲಿ ಚಿಕಿತ್ಸೆ ಪಡೆಯಬಹುದು.
10: ಹಾಗಾದ್ರೆ ಈ ಸೇಫ್ IVF ಸೆಂಟರ್ ಎಲ್ಲಿದೆ?
11: ಸೇಫ್ ಪ್ರನಾಳ ಶಿಶು ಕೇಂದ್ರ, RMR ರಸ್ತೆ, ಪಾರ್ಕ್ ಬಡಾವಣೆ, ಒಡೆಯರ್ ವಾಣಿಜ್ಯ ಸಂಕೀರ್ಣ, ಶಾಂತಿ ಸಾಗರ್ ಹೋಟೆಲ್ ಮೇಲ್ಭಾಗ, ಶಿವಮೊಗ್ಗ. ಕಾಂಟ್ಯಾಕ್ಟ್ 0818240042, ಮೊಬೈಲ್ ಸಂಖ್ಯೆ 9535191545.
12: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
13: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
12: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
14: ಹಾಯ್ ಆಶಿಕಾ, ಹೇಗಿದ್ಯಾ? ಹಬ್ಬಕ್ ಶಾಪಿಂಗ್ ಲಿಸ್ಟ್ ಎಲ್ಲ ರೆಡಿನಾ?
15: ಹೂನೆ, ರೆಡಿ ಆಗ್ತಾ ಇದೆ.
14: ಏ ಅದ್ಯಾಕೆ, ಬಜೆಟ್ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಆ ಯೋಚನೆ ಬಿಡು, ನಮ್ ಐಶ್ವರ್ಯ ಸಿಲ್ಕ್ಸ್ ಇದೆಯಲ್ಲ.
2: ಹೌದು, ದುರ್ಗಿಗುಡಿ ಮೇನ್ ರೋಡ್ ನಲ್ಲಿರೋ ಐಶ್ವರ್ಯ ಸಿಲ್ಕ್ಸ್ಗೆ ಒಂದ್ಸಲ ಭೇಟಿ ಕೊಡಿ. ಯಾಕಂದ್ರೆ ಇಲ್ಲಿಗೆ ಸೀರೆಗಳು ನೇರವಾಗಿ ನೇಕಾರರಿಂದಲೇ ಬರುತ್ತೆ. ಅಂದ್ರೆ ಅತ್ಯಂತ ಕಡಿಮೆ ಬೆಲೆಗೆ ಅಪ್ಪಟ ಸಿಲ್ಕ್ ನಿಮ್ಮದಾಗುತ್ತೆ. ಇನ್ನು ವೆರೈಟಿ ಬೇಕಾ? ಲಿಸ್ಟ್ ಕೇಳಿ. ಪ್ಯೂರ್ ಕಂಚಿ ಮತ್ತು ಬನಾರಸ್ ಸಿಲ್ಕ್, ಮೃದುವಾದ ಸಾಫ್ಟ್ ಸಿಲ್ಕ್, ಕ್ಲಾಸಿಕ್ ಮೈಸೂರ್ ಕ್ರೇಪ್, ಕಲರ್ಫುಲ್ ಬಾಂದಿನಿ ಮತ್ತು ಮಾಡೆಲ್ ಸೀರೆಗಳು. ಅಷ್ಟೇ ಅಲ್ಲ, ಮದುವೆ ಫಂಕ್ಷನ್ ಗಳಿಗೆ ಬೇಕಾದ ಗ್ರ್ಯಾಂಡ್ ಕಲೆಕ್ಷನ್ ಮತ್ತು ಗಿಫ್ಟ್ ಕೊಡೋಕೆ ಬೇಕಾದ ಫ್ಯಾನ್ಸಿ ಸೀರೆಗಳು ಇಲ್ಲಿ ರಾಶಿ ರಾಶಿ ಸಿಗುತ್ತೆ.
7: ಯಾರು ಮಧ್ಯವರ್ತಿಗಳಿಲ್ಲದೆ ಇರುವುದರಿಂದ ಬೆಲೆಯಲ್ಲಿ ಮೋಸವಿಲ್ಲ. ಅಪ್ಪಟ ಕಾಟನ್ ಇಂದ ಅದ್ಧೂರಿ ರೇಷ್ಮೆ ಸೀರೆವರೆಗೆ ಎಲ್ಲವೂ ಸಿಗುತ್ತೆ. ಮತ್ತ್ಯಾಕೆ ತಡ, ಹಿಂದೆ ಬನ್ನಿ. ಐಶ್ವರ್ಯ ಸಿಲ್ಕ್ಸ್, ದುರ್ಗಿಗುಡಿ ಮುಖ್ಯ ರಸ್ತೆ, ಶಿವಮೊಗ್ಗ.
16: ನಮ್ಮೆಲ್ಲರ ನೆಚ್ಚಿನ ಪೌಷ್ಟಿಕ, ಅತ್ಯುತ್ತಮ ಗುಣಮಟ್ಟದ ಹಾಗೂ ಲಕ್ಷಾಂತರ ಜನರ ವಿಶ್ವಾಸವನ್ನ ಗಳಿಸಿರುವ ನಂದಿನಿ ಹಾಲು ಈಗ ಮತ್ತಷ್ಟು ಪೌಷ್ಟಿಕಾಂಶಗಳಿಂದ ಕೂಡಿದೆ. ನಮ್ಮೆಲ್ಲರ ನೆಚ್ಚಿನ ನಂದಿನಿ ಹಾಲು ಈಗ ವಿಟಮಿನ್ ಎ ಹಾಗೂ ವಿಟಮಿನ್ ಡಿ ಸಹಿತ ಬದಲಾಗದ ದರದಲ್ಲಿ. ನಂದಿನಿ ಮಿಲ್ಕ್ ದಟ್ ಮಿಲಿಯನ್ಸ್ ಲವ್.
6: ನಮಸ್ಕಾರ, ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ RJ ಮಹಾಲಕ್ಷ್ಮಿ. ನೀವು ಕೇಳ್ತಾ ಇರೋದು ದಿನದ ವಿಶೇಷ ಕಾರ್ಯಕ್ರಮ. ರಾಜ್ಯ ಸರ್ಕಾರದ ಡಾಕ್ಟರ್ ಗಂಗೂಬಾಯಿ ಹಾನಗಲ್ ಸಂಗೀತ ಮತ್ತು ಪ್ರದರ್ಶಕ ಕಲೆಗಳ ವಿಶ್ವವಿದ್ಯಾಲಯದಿಂದ ಮಾನ್ಯತೆ ಪಡೆದಿರುವ ಹಂಗಾರಕಟ್ಟೆ ಯಕ್ಷಗಾನ ಕಲಾಕೇಂದ್ರವು ಶಿಕ್ಷಣದೊಂದಿಗೆ ಯಕ್ಷಗಾನ ಗುರುಕುಲ ಪದ್ಧತಿಯ ವಸತಿ ಶಾಲೆ ಪ್ರವೇಶಕ್ಕೆ ಅರ್ಜಿ ಆಹ್ವಾನಿಸಿದೆ. ವಸತಿ ಶಾಲೆಯಲ್ಲಿ 6ನೇ ತರಗತಿಯಿಂದ 10ನೇ ತರಗತಿವರೆಗಿನ ಬಾಲಕರಿಗೆ ಪ್ರವೇಶ ನೀಡಲಾಗುವುದು. ಅವಕಾಶ ಪಡೆದ ಬಾಲಕರಿಗೆ ಹತ್ತಿರದ ಶಾಲೆಯಲ್ಲಿ ಶಿಕ್ಷಣ ನೀಡಲಾಗುವುದಲ್ಲದೆ ಉಚಿತ ಊಟ, ಉಪಹಾರ, ವಸತಿ ವ್ಯವಸ್ಥೆಯೊಂದಿಗೆ ಯಕ್ಷಗಾನದ ಭಾಗವತಿಕೆ, ಮದ್ದಲೆ, ಚೆಂಡೆ, ನೃತ್ಯ ಶಿಕ್ಷಣವನ್ನು ನೀಡಲಾಗುವುದು. ಯಕ್ಷಗಾನದ ಸರ್ಟಿಫಿಕೇಟ್ ಮತ್ತು ಡಿಪ್ಲೊಮಾ ಕೋರ್ಸ್ಗೆ ಪರೀಕ್ಷೆ ನಡೆಸಿ ಉತ್ತೀರ್ಣರಾದವರಿಗೆ ವಿಶ್ವವಿದ್ಯಾನಿಲಯದ ಸರ್ಟಿಫಿಕೇಟ್ ನೀಡಲಾಗುವುದು. ಗುರುಕುಲ ಪದ್ಧತಿಯ ಈ ಶಾಲೆಗೆ ಸೇರಬಯಸುವವರು 25ರೊಳಗೆ ಹೆಸರು ನೋಂದಾಯಿಸಿಕೊಳ್ಳಬೇಕು. ಆಸಕ್ತರು ಹೆಚ್ಚಿನ ಮಾಹಿತಿಗೆ ಯಕ್ಷಗಾನ ಕಲಾಕೇಂದ್ರ, ಹಂಗಾರಕಟ್ಟೆ, ಐರೋಡಿ, 5762226, ಉಡುಪಿ ತಾಲೂಕು ಮತ್ತು ಜಿಲ್ಲೆ. ಮೊಬೈಲ್ ಸಂಖ್ಯೆ 9880605610. ಈ ಸಂಖ್ಯೆಯನ್ನು ಸಂಪರ್ಕಿಸಬಹುದು. ಮುಂದಿನ ವಿವರ. ಕೆಳದಿ ಶಿವಪ್ಪ ನಾಯಕ ಕೃಷಿ ಮತ್ತು ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯ ಮತ್ತು ನವುಲಯ ICAR ಕೃಷಿ ವಿಜ್ಞಾನ ಕೇಂದ್ರದಿಂದ ಕೃಷಿಯತ್ತ ಯುವಕರನ್ನು ಆಕರ್ಷಿಸುವ ಮತ್ತು ಉಳಿಸಿಕೊಳ್ಳುವ ಯೋಜನೆಯಡಿ ಸೂಕ್ಷ್ಮ ಹಸಿರುಗಳ ಉತ್ಪಾದನೆ ಕುರಿತು 3 ದಿನಗಳ ಕೌಶಲ್ಯಾಭಿವೃದ್ಧಿ ತರಬೇತಿಯನ್ನು May 20-22 ಆಯೋಜಿಸಲಾಗಿದೆ. ತರಬೇತಿ ಉಚಿತವಾಗಿದ್ದು 18-35 ವರ್ಷದ ಒಳಗಿನ ಯುವಕ ಯುವತಿಯರು ಹಾಜರಾಗಬಹುದು. ತರಬೇತಿಗೆ ಹಾಜರಾಗುವವರು ತಮ್ಮ ಹೆಸರನ್ನು May 16 ನವುಲಯ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಖುದ್ದಾಗಿ ಅಥವಾ ಮೊಬೈಲ್ ಸಂಖ್ಯೆ 9482204908 ಈ ಸಂಖ್ಯೆಗೆ ಕರೆ ಮಾಡಿ ಹೆಸರು ನೋಂದಣಿ ಮಾಡಿಕೊಳ್ಳಬಹುದು. ಮೊದಲು ನೋಂದಣಿ ಮಾಡಿಕೊಂಡ 25 ಜನರಿಗೆ ಮಾತ್ರ ಅವಕಾಶವಿರುತ್ತದೆ ಎಂದು ವಿಜ್ಞಾನ ಕೇಂದ್ರದ ಪ್ರಕಟಣೆ ತಿಳಿಸಿದೆ. ಮುಂದಿನ ವಿವರ. ನಾಟ್ಯವನ್ನು ಹೇಗೆ ನೋಡಬೇಕೆಂಬುದಕ್ಕೆ ಒತ್ತಾಸೆ ನೀಡಿ ಸಾಹಿತ್ಯಕವಾಗಿ ಚರ್ಚೆ ಮಾಡಿದ ಮೊದಲ ಕವಿ ಭರತಮುನಿ ಎಂದು ಮಾಜಿ ಶಾಸಕಿ ಮತ್ತು ಪ್ರಾಧ್ಯಾಪಕಿ ಡಾಕ್ಟರ್ SR ಲೀಲಾ ಹೇಳಿದರು. ಶಿವಮೊಗ್ಗ ನಗರದ ಕರ್ನಾಟಕ ಸಂಘ ಭವನದಲ್ಲಿ ಅಭಿವ್ಯಕ್ತಿ ಟ್ರಸ್ಟ್ ಆಯೋಜಿಸಿದ್ದ ಶಿವಮೊಗ್ಗ ಸಾಹಿತ್ಯ ಹಬ್ಬದಲ್ಲಿ ಭಾರತೀಯ ಸಾಹಿತ್ಯದಲ್ಲಿ ರಸಧ್ವನಿ ಔಚಿತ್ಯ ಕುರಿತು ಗೋಷ್ಠಿಯಲ್ಲಿ ಅವರು ಮಾತನಾಡಿದರು. ಸಾಹಿತ್ಯದ ವಿಷಯ ಬಂದಾಗ ಭರತ ಮುನಿಯನ್ನು ಮುನ್ನೆಲೆಗೆ ತಂದು ಚರ್ಚೆ ಮಾಡುವುದು ಬಹಳ ಕಡಿಮೆ. ನಾಟ್ಯದ ಕುರಿತು ಬರೆದ ನಾಟ್ಯಶಾಸ್ತ್ರ ಗ್ರಂಥದಲ್ಲಿ ನಾಟ್ಯವನ್ನು ಹೇಗೆ ನೋಡಬೇಕೆಂಬುದನ್ನು ಸಾಹಿತ್ಯಿಕವಾಗಿ ಚರ್ಚೆ ಮಾಡಿದ್ದಾರೆ. ನಾಟ್ಯ ಎನ್ನುವುದು ನಮ್ಮೆಲ್ಲ ನೋವು, ಬೇಸರ, ಸಿಟ್ಟು, ಸೆಡವುಗಳನ್ನು ದೂರ ಮಾಡಿ ಆನಂದದಲ್ಲಿ ತೇಲುವಂತಹ ಪರಿಸರವನ್ನು ನಿರ್ಮಿಸುವಂತಹ ಅದ್ಭುತ ಕಲೆ ಎನ್ನುವುದನ್ನು ಭರತ ಮುನಿ ಹೇಳಿದ್ದಾನೆ. ಭಾರತೀಯ ಸಾಹಿತ್ಯದಲ್ಲಿ ನಾಟ್ಯಶಾಸ್ತ್ರದ ಕುರಿತ ಮತ್ತೊಂದು ಗ್ರಂಥ ಇಲ್ಲ ಎಂದರು. ನಿಜವಾಗಿ ರಸವೆಂದರೆ ಏನೆಂಬುದನ್ನು ಅಷ್ಟರಸಗಳಲ್ಲಿ ಭರತ ಮುನಿ ವಿವರಿಸಿದ್ದಾನೆ. ದೃಶ್ಯಕಾವ್ಯವಾಗಲಿ ಶ್ರಮಕಾವ್ಯವಾಗಲಿ ಅದರೊಂದಿಗೆ ಓದುಗ ಅಥವಾ ಸಾಹಿತ್ಯಾಸಕ್ತನಿಗೆ ಯಾವ ಸಂಬಂಧ ಇದೆ ಎಂಬುದನ್ನು ಆಳವಾದ ವಿಮರ್ಶೆಗೆ ಒಳಪಡಿಸಿದ್ದು ಸಹ ಭರತ ಮುನಿ ಎಂದರು. ಭಾರತದಲ್ಲಿ ಲಿಟ್ ಫೆಸ್ಟ್ಗೆ ಸಣ್ಣ ಇತಿಹಾಸವಿದೆ. ಲಿಟ್ರೇಚರ್ಗೆ ಲಿಟ್ ಎಂದು ಶಾರ್ಟ್ ಫಾರ್ಮ್ನಲ್ಲಿ ಕರೆಯಲಾಗುತ್ತದೆ. ಯಾವುದೋ ಒಂದು ಉದ್ದೇಶಕ್ಕಾಗಿ ಅವರದೇ ಆದ ಅಭಿಪ್ರಾಯಗಳು ಮತ್ತು ಒಂದೇ ವಿಚಾರವನ್ನು ಮತ್ತೆ ಮತ್ತೆ ಹೇಳಿ ಅದನ್ನು ಎಲ್ಲರ ತಲೆಗಳಿಗೆ ತುಂಬಿ ಇದೇ ನಿಜ, ಇದೇ ಸರಿ ಎಂದು ಹೇಳುವ ರೀತಿ ಮಾಡಲು ಈ ಲಿಟ್ ಫೆಸ್ಟ್ಗಳನ್ನು ಆರಂಭ ಮಾಡಿದರು. ಲಿಟ್ ಫೆಸ್ಟ್ ಎನ್ನುವ ಅನುಕರಣೆಯ ಶಬ್ದ ಬಿಟ್ಟು ಸಾಹಿತ್ಯ ಹಬ್ಬ ಎಂಬುದು ಸುಂದರವಾಗಿದೆ ಎಂದರು. ಸಂವಾದದಲ್ಲಿ ಸೂರ್ಯಪ್ರಕಾಶ್ ಪಂಡಿತ್, ಧೀಮಂತ್ ಎಸ್ ಭಾರದ್ವಾಜ್ ಭಾಗವಹಿಸಿದ್ದರು. ಅಭಿವ್ಯಕ್ತಿ ಟ್ರಸ್ಟ್ ಅಧ್ಯಕ್ಷ ಡಾ PR ಸುಧೀಂದ್ರ, ಕಲಾವಿದ ಡಾ ಮೈಸೂರು ಮಂಜುನಾಥ್, ಡಾ ರಂಜನೆ ಬಿದರಹಳ್ಳಿ, ಪ್ರತಿಭಾ ಅರುಣ್ ಇದ್ದರು. ಇಂತಹ ಮತ್ತೊಂದಿಷ್ಟು ಅಪ್ಡೇಟ್ಸ್ ಕೊಡ್ತೀನಿ, ಅಲ್ಲಿವರೆಗೂ ನೀವು ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
12: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
13: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
12: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
17: ಮನೆ ಹರು ಮನೆ ಮಹಲು ಕೂಡಿಸಲು ಚಿಕ್ಕದು ದೊಡ್ಡದು ಸಾಮಾನ್ಯ ವಿಶೇಷ.

0: ವಸತಿಯ ಮೊದಲ ಹಂತದಲ್ಲಿ ಮನೆಪಟ್ಟಿ ಮತ್ತು ಮನೆಗಣತಿಯನ್ನು ನಡೆಸಲಾಗುವುದು. ಇದು ನಿಮ್ಮ ವಾಸಸ್ಥಳ ಮತ್ತು ವಸತಿಯ ಬಗ್ಗೆ ವಿವರಗಳನ್ನು ದಾಖಲಿಸುತ್ತದೆ. ನಮ್ಮ ಭಾಗವಹಿಸುವಿಕೆಯ ಮೂಲಕ ಈ ಪ್ರಯತ್ನವನ್ನು ಯಶಸ್ವಿಗೊಳಿಸೋಣ. ಪ್ರತಿಯೊಬ್ಬ ವ್ಯಕ್ತಿಯು ಸೇರಲಿ, ಪ್ರತಿ ಕುಟುಂಬವು ಭಾಗವಹಿಸಲಿ ಮತ್ತು ರಾಷ್ಟ್ರವು ಮುಂದುವರಿಯಲಿ. ಜನಗಣತಿ 2027, ನಮ್ಮ ಜನಗಣತಿ ನಮ್ಮ ವಿಕಾಸ.
1: ಮತ್ತೊಮ್ಮೆ ದಿನದ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಗೋವರ್ಧನ ಟ್ರಸ್ಟ್ ವಿಶ್ವಬಂಧು ಗೋಶಾಲೆ ಲೋಕಾರ್ಪಣೆ ಕಾರ್ಯಕ್ರಮ ಹಾಗೂ ಸಾವಯವ ಕೃಷಿ ತರಬೇತಿ ಶಿಬಿರವನ್ನು ಮೇ 15 ಬೆಳಗ್ಗೆ 11 ಹಮ್ಮಿಕೊಳ್ಳಲಾಗಿದೆ ಎಂದು ಟ್ರಸ್ಟ್ನ ಪ್ರಧಾನ ಕಾರ್ಯದರ್ಶಿ ಉಮೇಶ್ ಆರಾಧ್ಯ ತಿಳಿಸಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಅಬ್ಬಲಗೆರೆಯ ಓಂ ಪ್ರಕಾಶ್ ಅವರ ತೋಟದಲ್ಲಿ ಗೋಶಾಲೆ ಸ್ಥಾಪಿಸಲಾಗುತ್ತಿದೆ. ರಾಮಚಂದ್ರಾಪುರ ಮಠದ ಶ್ರೀ ರಾಘವೇಶ್ವರ ಭಾರತಿ ಸ್ವಾಮೀಜಿ ಕಾರ್ಯಕ್ರಮದ ಸಾನ್ನಿಧ್ಯ ವಹಿಸಿ ವಿಶ್ವಬಂಧು ಗೋಶಾಲೆಯನ್ನು ಮೇ 15 ಮಧ್ಯಾಹ್ನ 2 ಲೋಕಾರ್ಪಣೆ ಮಾಡಲಿದ್ದಾರೆ ಎಂದರು. ಟ್ರಸ್ಟ್ನ ಮಹಾಪೋಷಕರಾದ ಮಾಜಿ ಸಚಿವ ಕೆಎಸ್ ಈಶ್ವರಪ್ಪ ಅಧ್ಯಕ್ಷತೆ ವಹಿಸಲಿದ್ದಾರೆ. ಅಧ್ಯಕ್ಷ ಕೆಇ ಕಾಂತೇಶ್, ಸಾವಯವ ಕೃಷಿಕರ ಟ್ರಸ್ಟ್ನ ಅಧ್ಯಕ್ಷ ಜಯಸ್ವಾಮಿ, ಪ್ರಮುಖರಾದ ಎಸ್ಕೆ ಶೇಷಾಚಲ, ರಮೇಶ್ ಬಾಬು, ಎಂ ನಾಗೇಶ್ ಉಪಸ್ಥಿತರಿರಲಿದ್ದಾರೆ. ರಾಮಚಂದ್ರಾಪುರ ಮಠ 25 ಮಲೆನಾಡು ಗಿಡ್ಡ ಹಸುಗಳನ್ನು ಕೊಡುಗೆಯಾಗಿ ನೀಡಲಿದೆ ಎಂದು ತಿಳಿಸಿದರು. ಮಾಜಿ ಸಚಿವ ಕೆಎಸ್ ಈಶ್ವರಪ್ಪ ಮಾತನಾಡಿ, ಗೋವು ಎಂದಾಕ್ಷಣ ಶ್ರೀ ರಾಘವೇಶ್ವರ ಭಾರತಿ ಸ್ವಾಮೀಜಿ ನೆನಪಾಗುತ್ತಾರೆ. ಕಾರ್ಯಕ್ರಮಕ್ಕೂ ಮೊದಲು ಅವರನ್ನು ಪೂರ್ಣ ಕುಂಭದ ಮೂಲಕ ಸ್ವಾಗತಿಸಲಾಗುವುದು. ಗೋವರ್ಧನ್ ಟ್ರಸ್ಟ್ನ ಚಟುವಟಿಕೆಗಳನ್ನು ನೋಡಿ ಅವರು ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ಮನೆಯ ಟೆರೆಸ್ ಸೇರಿದಂತೆ ಕಡಿಮೆ ಜಾಗದಲ್ಲಿ ಹೇಗೆ ಸಾವಯವ ಕೃಷಿ ಮಾಡಬಹುದು ಎಂಬ ಬಗ್ಗೆ ತರಬೇತಿ ನೀಡಲಾಗುವುದು ಎಂದರು. ಎಸ್ಕೆ ಶೇಷಾಚಲ, ಕೆಇ ಕಾಂತೇಶ್, ರಾಕೇಶ್, ಪೂರ್ಣಾನಂದ, ಶ್ರೀಪಾದ ಭಟ್, ಪ್ರಶಾಂತ್, ಉಮಾಮೂರ್ತಿ, ಶುಭ, ಸುಮತೀಂದ್ರ ಮತ್ತಿತರರಿದ್ದರು. ಮುಂದಿನ ವಿವರ. ಕಟ್ಟಡಕ್ಕೆ ಸಂಬಂಧಿಸಿದ ಎಲ್ಲ ಕಾರ್ಮಿಕರ ಶ್ರಮದಿಂದಾಗಿ ಮನೆ ನಿರ್ಮಿಸಿಕೊಂಡಿರುವ ಕುಟುಂಬಗಳು ನೆಮ್ಮದಿಯಾಗಿವೆ. ಕಾರ್ಮಿಕರ ಬದುಕಿಗೆ ಸವಲತ್ತುಗಳನ್ನು ಒದಗಿಸುವ ಜವಾಬ್ದಾರಿ ಸರ್ಕಾರಕ್ಕಿದೆ ಎಂದು ಶಾಲಾ ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ತಿಳಿಸಿದರು. ಶಿವಮೊಗ್ಗ ಜಿಲ್ಲೆಯ ಆನವಟ್ಟಿ ಪಟ್ಟಣದ ವಾಸವಿ ಕಲ್ಯಾಣ ಮಂಟಪದಲ್ಲಿ ಶ್ರಮಶಕ್ತಿ ಕಟ್ಟಡ ಕಾರ್ಮಿಕ ಹಾಗೂ ಅಸಂಘಟಿತ ಕಾರ್ಮಿಕರ ಸಂಘ ಹಮ್ಮಿಕೊಂಡಿದ್ದ ಕಾರ್ಮಿಕ ದಿನಾಚರಣೆ ಹಾಗೂ ನೂತನ ಸಂಘದ ಉದ್ಘಾಟನೆ ಪದಗ್ರಹಣ ಸಮಾರಂಭ ಉದ್ಘಾಟಿಸಿ ಅವರು ಮಾತನಾಡಿದರು. ಕಾರ್ಮಿಕರ ಮಕ್ಕಳ ಕಲ್ಯಾಣಕ್ಕಾಗಿ ಶಿವಮೊಗ್ಗ ಹಾಗೂ ಸೊರಬದಲ್ಲಿ ಅಂದಾಜು 35 ರು ವೆಚ್ಚದಲ್ಲಿ ವಸತಿ ಶಾಲೆ ತೆರೆಯುವ ಪ್ರಸ್ತಾವನೆಗೆ ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ಮಂಜೂರು ನೀಡಿದ್ದು ಶೀಘ್ರ ಕಾಮಗಾರಿ ಕೈಗೆತ್ತಿಕೊಳ್ಳಲಾಗುವುದು ಎಂದರು. ಕಾರ್ಮಿಕರಾಗಿ ಕೆಲಸ ಮಾಡುವವರಿಗೆ ರಾಜಕೀಯ ಬೇಡ, ಬದಲಾಗಿ ಸಹಕಾರದ ಮನೋಭಾವ ಬೆಳೆಸಿಕೊಂಡು ಉತ್ತಮ ಬದುಕು ರೂಪಿಸಿಕೊಳ್ಳುವುದು ಅವಶ್ಯ ಎಂದರು. ಕಾರ್ಮಿಕರನ್ನು ಅಲೆದಾಡಿಸದೆ ನಿಗದಿತ ಸಮಯದಲ್ಲಿ ಅವರ ಕೆಲಸಗಳನ್ನು ಮಾಡಿಕೊಡುವಂತೆ ಅಧಿಕಾರಿಗಳಿಗೆ ತಾಕೀತು ಮಾಡಿದರು. ಎಸ್ಎಸ್ಎಲ್ಸಿ ಪಿಯುಸಿಯಲ್ಲಿ ಉತ್ತಮ ಅಂಕ ಪಡೆದ ಕಾರ್ಮಿಕರ ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರ ನೀಡಲಾಯಿತು. ಹಿರಿಯ ಕಾರ್ಮಿಕರನ್ನು ಸನ್ಮಾನಿಸಲಾಯಿತು. ಸಂಘದ ಜಿಲ್ಲಾ ಅಧ್ಯಕ್ಷ ಪ್ರಕಾಶ್ ಉಣಸವಳ್ಳಿ ಹಾಗೂ ತಾಲೂಕು ಅಧ್ಯಕ್ಷ ಕೆ ಮಂಜುನಾಥ್ ಹಾಗೂ ಸದಸ್ಯರು ಕಾರ್ಮಿಕರ ಭವನ ನಿರ್ಮಾಣ ಮಾಡಿಕೊಡುವಂತೆ ಮನವಿ ಸಲ್ಲಿಸಿದರು. ಕೆಎಸ್ಸಿಡಬ್ಲ್ಯೂಸಿಯ ರಾಜ್ಯಾಧ್ಯಕ್ಷ ಎನ್ಪಿ ಸ್ವಾಮಿ, ಜಿಲ್ಲಾಧ್ಯಕ್ಷ ಸುಬ್ರಹ್ಮಣಿ, ಸಂಘದ ಪ್ರಧಾನ ಕಾರ್ಯದರ್ಶಿ ಜೋಗಿಶಂಕರ್, ಗೌರವಾಧ್ಯಕ್ಷ ಮಹದೇವಪ್ಪ ತಿಮ್ಮಾಪುರ, ಕಾರ್ಯಾಧ್ಯಕ್ಷ ಗುತ್ಯಪ್ಪ ದೊಡ್ಡಿಕೊಪ್ಪ, ಉಪಾಧ್ಯಕ್ಷ ಮಾರುತಿ ಬಂಕಸಾಣ, ಸಂಚಾಲಕ ಕುಮಾರ್ ಸಾಬರ ಮತ್ತಿತರರು ಹಾಜರಿದ್ದರು. ಮುಂದಿನ ವಿವರ. ವಿದ್ಯಾರ್ಥಿಗಳಿಗೆ ಭವ್ಯ ಭವಿಷ್ಯವನ್ನು ರೂಪಿಸಿಕೊಡುವ ಗುರುಗಳು ದೇವರ ಸಮಾನ. ಗುರು ಶಿಷ್ಯರ ಸಂಬಂಧ ಬಹಳ ಶ್ರೇಷ್ಠವಾದುದು ಎಂದು ಶಾಸಕ ಎಸ್ಎಲ್ ಭೋಜೇಗೌಡ ಹೇಳಿದರು. ಶಿವಮೊಗ್ಗದ ಸಹ್ಯಾದ್ರಿ ವಿಜ್ಞಾನ ಕಾಲೇಜು ಆವರಣದಲ್ಲಿ ಸಹ್ಯಾದ್ರಿ ವಿಜ್ಞಾನ ಪರಿಷತ್ ಕ್ರೀಡಾ ವಿಭಾಗದ ವಾರ್ಷಿಕ ಚಟುವಟಿಕೆಗಳು ಮತ್ತು ಅಧ್ಯಯನ 2K25 ಅಂತರ ಕಾಲೇಜು ಸಾಂಸ್ಕೃತಿಕ ಕಾರ್ಯಕ್ರಮಗಳ ಸಮಾರೋಪದಲ್ಲಿ ಅವರು ಮಾತನಾಡಿದರು. ಒಂದು ಕಾಲದಲ್ಲಿ ಮಲೆನಾಡು ಮತ್ತು ಮಧ್ಯ ಕರ್ನಾಟಕದಲ್ಲಿ ದೊಡ್ಡ ಹೆಸರು ಗಳಿಸಿದ್ದ ಸಹ್ಯಾದ್ರಿ ಕಾಲೇಜಿನಲ್ಲಿ ವ್ಯಾಸಂಗ ಮಾಡಿದವರು ವಿಜ್ಞಾನಿಗಳು, ಸಾಹಿತಿಗಳು, ಲೇಖಕರು, ರಾಜಕೀಯ ಮುತ್ಸದ್ದಿಗಳಾಗಿ ರಾಜ್ಯ ಮತ್ತು ರಾಷ್ಟ್ರ ಮಟ್ಟದಲ್ಲಿ ಹೆಸರು ಗಳಿಸಿದ್ದಾರೆ ಎಂದರು. ಲೆಫ್ಟಿನೆಂಟ್ ಕರ್ನಲ್ ಬಿಎಸ್ ರಾಜು ಮಾತನಾಡಿ, ವಿದ್ಯಾರ್ಥಿಗಳು ಕೇವಲ ಪಠ್ಯಕ್ಕೆ ಸೀಮಿತವಾಗದೆ ಸಾಮಾಜಿಕ ಕಳಕಳಿಯನ್ನು ಹೆಚ್ಚಿಸುವಂತಹ ಎನ್ಸಿಸಿ ಎನ್ಎಸ್ಎಸ್ನಲ್ಲೂ ತೊಡಗಿಸಿಕೊಳ್ಳಬೇಕು. ವಿದ್ಯೆ ಜೊತೆಗೆ ಶಿಸ್ತು, ವಿನಯ, ಸಂಯಮವನ್ನು ರೂಢಿಸಿಕೊಳ್ಳಬೇಕು ಎಂದರು. ಮನೋವೈದ್ಯೆ ಡಾ ಕೆಎಸ್ ಪವಿತ್ರಾ ಮಾತನಾಡಿ, ಸಾಂಸ್ಕೃತಿಕ ಚಟುವಟಿಕೆಗಳು ದೈಹಿಕ ಆರೋಗ್ಯಕ್ಕೆ ಉತ್ತಮವಾದುದು ಎಂದರು. ಪ್ರಾಂಶುಪಾಲರಾದ ಪ್ರೊಫೆಸರ್ ಎನ್ ರಾಜೇಶ್ವರಿ ಅಧ್ಯಕ್ಷತೆ ವಹಿಸಿದ್ದರು. ಹಿನ್ನೆಲೆ ಗಾಯಕಿ ನೇಹಾ ಮನಮೋಹಕ ಹಾಡಿನ ಮೂಲಕ ಎಲ್ಲರನ್ನೂ ರಂಜಿಸಿದರು. ಪ್ರೊಫೆಸರ್ ಹಾಮಾ ನಾಗಾರ್ಜುನ್ ಪ್ರಾಸ್ತಾವಿಕ ಮಾತನಾಡಿದರು. ಐಕ್ಯುಎಸ್ಸಿ ಸಂಚಾಲಕ ಪ್ರೊಫೆಸರ್ ಕೃಷ್ಣಮೂರ್ತಿ, ಸಹ್ಯಾದ್ರಿ ಕಲಾ ಕಾಲೇಜು ಪ್ರಾಂಶುಪಾಲ ಪ್ರೊಫೆಸರ್ ಸಿರಾಜ್ ಅಹಮದ್, ವಾಣಿಜ್ಯ ಕಾಲೇಜು ಪ್ರಾಂಶುಪಾಲ ಪ್ರೊಫೆಸರ್ ಅವಿನಾಶ್ ಮತ್ತಿತರರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು. ಇಂತಹ ಮತ್ತೊಂದಿಷ್ಟು ಅಪ್ಡೇಟ್ಸ್ ಕೊಡ್ತೀನಿ, ಅಲ್ಲಿವರೆಗೂ ನೀವು ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಅದೇ ಪಿ ಯು ಸಿ ಅಂದ್ರೆ ಬರೀ ಸ್ಟಡಿ ಅಷ್ಟೇ ಅಲ್ಲ, ಇಟ್ಸ್ ಅಬೌಟ್ ಅವರ್ ಫ್ಯೂಚರ್.
1: ಆದ್ರೆ ಬೆಸ್ಟ್ ಕಾಲೇಜ್ ಚೂಸ್ ಮಾಡೋದು ಹೇಗೆ?
0: ಸಿಂಪಲ್, ಎಲ್ಲಿ ಬೆಸ್ಟ್ ಮೆಂಟರ್ಸ್ ಇರ್ತಾರೋ ಅಲ್ಲಿಗೆ ಹೋಗ್ಬೇಕು.
2: ಹಾಗಾದ್ರೆ ಶಿವಮೊಗ್ಗದ ಗಂಗೋತ್ರಿ ಇಂಡಿಪೆಂಡೆಂಟ್ ಪಿ ಯು ಕಾಲೇಜ್ಗೆ ಬನ್ನಿ.
3: ಗಂಗೋತ್ರಿ ಕಾಲೇಜ್ ಅಲ್ಲಿ ಸ್ಪೆಷಲ್ ಏನಿದೆ?
2: ಅಲ್ಲಿರೋದು ಬರೀ ಟೀಚರ್ಸ್ ಅಲ್ಲ, ರಿಯಲ್ ಐಐಟಿ ಮೆಂಟರ್ಸ್. ಮುಂಬೈ, ರಾಂಚಿ, ತಿರುಪತಿ ಐಐಟಿಗಳಿಂದ ಬಂದಿರೋ ನುರಿತ ತಜ್ಞರಿಂದ ಪಿಸಿಎಂಬಿ ಮತ್ತು ವಾಣಿಜ್ಯ ವಿಭಾಗದ ಪಾಠ ನಡೆಯುತ್ತೆ. ಅದರ ಜೊತೆಗೆ ಇಂಟಿಗ್ರೇಟೆಡ್ ಕೋಚಿಂಗ್ ಕೂಡ ಇದೆ. JEE, NEET ಮತ್ತು KCET ನಲ್ಲಿ ಟಾಪ್ ರಿಸಲ್ಟ್ಸ್ ಗ್ಯಾರಂಟಿ.
3: ವಾವ್, ಅಂದ್ರೆ ಫ್ಯೂಚರ್ ಪ್ರೂಫ್ ಅಂತ ಆಯ್ತು.
2: ಖಂಡಿತ, ಫ್ಯೂಚರ್ ಡಿಮ್ಯಾಂಡ್ಗೆ ತಕ್ಕಂತೆ AI ಮತ್ತು ರೋಬೋಟಿಕ್ ಸಬ್ಜೆಕ್ಟ್ಗಳು ಇವೆ. ಜೊತೆಗೆ ಸ್ಮಾರ್ಟ್ ಕ್ಲಾಸ್ ರೂಮ್ಸ್, ಹೈಟೆಕ್ ಲ್ಯಾಬ್ಸ್ ಮತ್ತು ಸುರಕ್ಷಿತವಾದ ಹಾಸ್ಟೆಲ್ ಸೌಲಭ್ಯ ಕೂಡ ಇದೆ. ಗಂಗೋತ್ರಿ ಅಂದ್ರೆ ಇಟ್ಸ್ ನಾಟ್ ಜಸ್ಟ್ ಎ ಕಾಲೇಜ್, ಇಟ್ಸ್ ಎ ಫ್ಯೂಚರ್ ಬಿಲ್ಡರ್.
4: ಅಡ್ಮಿಷನ್ಸ್ ಓಪನ್ ಫಾರ್ 2026 and 27. ಹಾಗಾದ್ರೆ ತಡ ಯಾಕೆ, ತಕ್ಷಣ ಎನ್ರೋಲ್ ಮಾಡಿ.
2: ಗಂಗೋತ್ರಿ ಇಂಡಿಪೆಂಡೆಂಟ್ PU ಕಾಲೇಜ್, ಮ್ಯಾಂಕೂಸ್ ಬಿಲ್ಡಿಂಗ್, ಕೋಟೆ ರಸ್ತೆ, ಶಿವಮೊಗ್ಗ. ಹೆಚ್ಚಿನ ಮಾಹಿತಿಗಾಗಿ ಕರೆ ಮಾಡಿ 9035588244 ಅಥವಾ 8884082682.
4: ಗಂಗೋತ್ರಿ ಇಂಡಿಪೆಂಡೆಂಟ್ PU ಕಾಲೇಜ್, ವಿ ಬಿಲ್ಡ್ ಎಕ್ಸಲೆನ್ಸ್ ಇನ್ ಎಜುಕೇಶನ್.
0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
5: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
6: ಮತ್ತೊಮ್ಮೆ ದಿನದ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ದಟ್ಟ ಅರಣ್ಯ ಪರಿಸರ ಇರುವ ಮಲೆನಾಡು ಭಾಗದ ತಾಲೂಕುಗಳಲ್ಲಿ ಕ್ಯಾನ್ಸರ್ ಪ್ರಕರಣ ಹೆಚ್ಚಾಗುತ್ತಿದ್ದು, ಖಾಸಗಿ ಸಮೀಕ್ಷೆಯಲ್ಲಿ ಪ್ರತಿ 10 ಮನೆಯಲ್ಲಿ ಒಬ್ಬರಿಗೆ ರೋಗ ಇರುವುದು ಗೊತ್ತಾಗಿದೆ. ಸರ್ಕಾರ ಮಲೆನಾಡು ಭಾಗದಲ್ಲಿ ಕ್ಯಾನ್ಸರ್ ರೋಗಕ್ಕೆ ಕಾರಣವಾಗಿರುವ ಅಂಶಗಳ ಕುರಿತಂತೆ ಉನ್ನತ ಮಟ್ಟದ ಸಂಶೋಧನೆ ಆರಂಭಿಸುವ ಅನಿವಾರ್ಯತೆ ಇದೆ ಎಂದು ಶಾಸಕ ಆರಗ ಜ್ಞಾನೇಂದ್ರ ಅಭಿಪ್ರಾಯಪಟ್ಟರು. ಶಿವಮೊಗ್ಗ ಜಿಲ್ಲೆಯ ತೀರ್ಥಳ್ಳಿ ಪಟ್ಟಣದ ಪ್ರಾಥಮಿಕ ಶಿಕ್ಷಕರ ಸೌಹಾರ್ದ ಸಹಕಾರಿ ಸಂಸ್ಥೆಯ ಸಭಾಂಗಣದಲ್ಲಿ ಆಯೋಜಿಸಿದ್ದ ರಾಷ್ಟ್ರೀಯ ಕ್ರೀಡಾಕೂಟ ರಾಷ್ಟ್ರೀಯ ಕ್ರೀಡಾಪಟು ಅಚಲ ಶಚೀಂದ್ರ ಹೆಗಡೆ ಅವರಿಗೆ ಸಾರ್ವಜನಿಕ ಶ್ರದ್ಧಾಂಜಲಿ ಸಭೆಯಲ್ಲಿ ಮಾತನಾಡಿದರು. ಅಚಲ ಬಾಲ್ಯದಲ್ಲಿಯೇ ಕ್ರೀಡಾಪಟುವಾಗಿ ಉತ್ತಮ ಆರೋಗ್ಯ ಹೊಂದಿದ್ದರು. ಉತ್ತಮ ಹವ್ಯಾಸಗಳಿಂದ ಸದಾ ಚಟುವಟಿಕೆ ಮೂಲಕ ಸಾರ್ವಜನಿಕ ಜೀವನದಲ್ಲಿ ಗುರುತಿಸಿಕೊಂಡಿದ್ದ ಅಚಲ ಅವರಲ್ಲಿ ಅಪರೂಪದ ಕ್ಯಾನ್ಸರ್ ರೋಗ ಕಾಣಿಸಿತು ಎಂದರು. MADB ಅಧ್ಯಕ್ಷ RM ಮಂಜುನಾಥ ಗೌಡ ಮಾತನಾಡಿ, ಕ್ಯಾನ್ಸರ್ ಆರಂಭದಲ್ಲಿ ಗೊತ್ತಾದರೆ ಚಿಕಿತ್ಸೆ ಲಭ್ಯವಿದೆ. ವಿಳಂಬವಾಗಿ ರೋಗ ಗೊತ್ತಾದರೆ ಗುಣಪಡಿಸುವ ಸವಾಲು ಎದುರಾಗುತ್ತದೆ. ಕ್ಯಾನ್ಸರ್ ಎದುರಿಸಿ ಬದುಕಬಲ್ಲೆ ಎಂಬ ದೃಢ ವಿಶ್ವಾಸ ಅಚಲ ಅವರಲ್ಲಿತ್ತು. ಕೊನೆಯ ಘಳಿಗೆಯಲ್ಲಿ ವಿಶ್ವಾಸ ಕಳೆದುಕೊಂಡ ಅಚಲ ಕ್ಯಾನ್ಸರ್ ಮಲೆನಾಡು ಭಾಗದಲ್ಲಿ ಹೆಚ್ಚಾಗಿರುವ ಕುರಿತು ಸಂಶೋಧನೆ ನಡೆಸಬೇಕು, ಇತರರ ಜೀವ ಉಳಿಸುವ ಕೆಲಸ ಸರ್ಕಾರದಿಂದ ಆಗಲಿ ಎಂಬ ಅಭಿಲಾಷೆ ವ್ಯಕ್ತಪಡಿಸಿದ್ದರು ಎಂದು ಸ್ಮರಿಸಿದರು. ಶ್ರದ್ಧಾಂಜಲಿ ಸಭೆ ಉದ್ದೇಶಿಸಿ ವೈದ್ಯ ಡಾಕ್ಟರ್ ವಿನಯ್ ಶ್ರೀನಿವಾಸ್, ಡಾಕ್ಟರ್ BS ನಾಗರಾಜ್ ಬಿದರಗೋಡು, ಸಾರ್ಥಕ್ ಹೆಗಡೆ ಮತ್ತಿತರರು ಮಾತನಾಡಿದರು. ಮುಂದಿನ ವಿವರ. ಶರಾವತಿ ಕಣಿವೆಯ ಗ್ರಾಮದೇವತೆ ಮಾರಿಕಾಂಬದೇವಿಯ ಜಾತ್ರಾ ಮಹೋತ್ಸವ 11-13 ನಡೆಯಲಿದೆ. 11 ಬೆಳಗ್ಗೆ ಕಲಾವೃದ್ಧಿ ಹೋಮ, ಮಹಾಗಣಪತಿ ಹಾಗೂ ಚಂಡಿಕಾ ಹೋಮ, ಅನ್ನಸಂತರ್ಪಣೆ ಸೇರಿದಂತೆ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳು. ಸಂಜೆ ಮನರಂಜನೆಗಾಗಿ ಸ್ಥಳೀಯ ಕಲಾವಿದರು ಮತ್ತು ಅತಿಥಿ ಕಲಾವಿದರಿಂದ ನೃತ್ಯ ಕಾರ್ಯಕ್ರಮ ನಡೆಯಲಿದೆ. 12 ಬೆಳಗ್ಗೆ ದೇವಿಗೆ ಮಂಗಳವಾದ್ಯ, ಸೇವೆ, ಭಕ್ತಿಗಾಯನ, ಧ್ವಜಾರೋಹಣ, ಶರಾವತಿ ನದಿಯಲ್ಲಿ ಪುಣ್ಯಸ್ನಾನ, ದೇವಾಲಯಕ್ಕೆ ಶಕ್ತಿ ಕರಗದ ಆಗಮನ, ದೇವಿಗೆ ಸರ್ವಾಲಂಕಾರ ಪೂಜೆ, ಮಹಾ ಅನ್ನ ಸಂತರ್ಪಣೆ ನಡೆಯಲಿದೆ. ಸಂಜೆ 4 ದೇವಿಗೆ ಹರಕೆ ಹೊತ್ತ ಭಕ್ತಾದಿಗಳು ತ್ರಿಶೂಲ ಚುಚ್ಚಿಕೊಂಡು ಸೇವೆ ನಡೆಸಲಿದ್ದಾರೆ. ಸಂಜೆ 6 ದೀಪಾರಾಧನೆ. ಶಿವಮೊಗ್ಗದ ಶಿವತಾಂಡವ ನೃತ್ಯ ಸಂಸ್ಥೆ, ಶಿಕಾರಿಪುರದ CN ಮೆಟ್ರೋಗಾಯ್ಸ್ ಡ್ಯಾನ್ಸ್ ಹಾಗೂ ಮೇಘರಾಜ್ ಸೊರಬ ಇವೆಂಟ್ ಅವರಿಂದ ವೈವಿಧ್ಯಮಯ ನೃತ್ಯ ಹಾಗೂ ರಸಮಂಜರಿ ಕಾರ್ಯಕ್ರಮ ನಡೆಯಲಿದೆ. 13 ಪೊಂಗಲ್ ನೈವೇದ್ಯ ಸಮರ್ಪಣೆ, ಬಲಿಪೂಜೆ, ಪ್ರಸಾದ ವಿನಿಯೋಗ, ಭಕ್ತಾದಿಗಳಿಂದ ಕೆಂಡ ತುಳಿಯುವ ಸೇವೆ. ಸಂಜೆ 7 ವಿವಿಧ ವಾದ್ಯ ತಂಡಗಳಿಂದ ಹಾಗೂ ಕುಂದಾಪುರ ತಂಡದ ವಾದ್ಯಗೋಷ್ಠಿಯೊಂದಿಗೆ ಶ್ರೀ ಮಾರಿಕಾಂಬಾ ದೇವಿಯ ಉತ್ಸವ ಮೂರ್ತಿಯ ಮೆರವಣಿಗೆ. 14 ಶರಾವತಿ ನದಿಯಲ್ಲಿ ಶಕ್ತಿ ಕರಗದ ವಿಸರ್ಜನೆ ನಡೆಯಲಿದ್ದು, ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡು ಜಾತ್ರೆ ಯಶಸ್ವಿಗೊಳಿಸುವಂತೆ ದೇವಸ್ಥಾನದ ಪ್ರಧಾನ ಕಾರ್ಯದರ್ಶಿ ರಾಧಾಕೃಷ್ಣ ಕಾರ್ಗಲ್ ಮನವಿ ಮಾಡಿದ್ದಾರೆ. ಮುಂದಿನ ವಿವರ. MDF ಶಿಕ್ಷಣ ಸಂಸ್ಥೆಗಳ ಅಭಿವೃದ್ಧಿಗೆ ಎಲ್ಲ ಸದಸ್ಯರು ಹಾಗೂ ಹಳೆಯ ವಿದ್ಯಾರ್ಥಿಗಳ ಸಹಕಾರ ಅತ್ಯಗತ್ಯ ಎಂದು ಪ್ರತಿಷ್ಠಾನದ ಅಧ್ಯಕ್ಷ ಬಿಆರ್ ಜಯಂತ್ ತಿಳಿಸಿದರು. ಶಿವಮೊಗ್ಗ ಜಿಲ್ಲೆಯ ಸಾಗರ ಸಮೀಪದ ಎಲ್ಬಿ ಕಾಲೇಜಿನಲ್ಲಿ ನಡೆದ ಮಲೆನಾಡು ಅಭಿವೃದ್ಧಿ ಪ್ರತಿಷ್ಠಾನದ 60ನೇ ವಾರ್ಷಿಕ ಸರ್ವ ಸದಸ್ಯರ ಮಹಾಸಭೆಯಲ್ಲಿ ಮಾತನಾಡಿದರು. ಪ್ರಗತಿ ಕಾಂಪೋಸಿಟ್ ಶಾಲೆ, ನಳಂದ ಪ್ರೌಢಶಾಲೆ, ತಾಳಗೊಪ್ಪ ಎಂಡಿಎಫ್ ಸ್ವತಂತ್ರ ಪಿಯು ವಿಜ್ಞಾನ ಮತ್ತು ವಾಣಿಜ್ಯ ಕಾಲೇಜು ಹಾಗೂ ಎಲ್ಬಿ ಮತ್ತು ಎಸ್ಬಿಎಸ್ ಕಾಲೇಜುಗಳು ಉತ್ತಮ ಶೈಕ್ಷಣಿಕ ಸಾಧನೆ ಮಾಡುತ್ತಿದ್ದು ಕಳೆದ ಸಾಲಿನಲ್ಲಿ 100% ಫಲಿತಾಂಶ ದಾಖಲಿಸಿರುವುದು ಖುಷಿಯ ಸಂಗತಿ ಎಂದರು. ಸಂಸ್ಥೆಯು ಕಳೆದ 2-3 ವರ್ಷಗಳಿಂದ ನಿರಂತರ ಅಭಿವೃದ್ಧಿಯ ದಾರಿಯಲ್ಲಿ ಸಾಗುತ್ತಿದ್ದು ಶಿಕ್ಷಕರಿಗೆ ಪಿಎಫ್ ಮತ್ತು ಇಎಸ್ಐ ಸೌಲಭ್ಯ ನೀಡಲಾಗುತ್ತಿದೆ. ಮುಂದಿನ ಶೈಕ್ಷಣಿಕ ವರ್ಷದಿಂದ ಬಿಎ, ಎಲ್ಎಲ್ಬಿ 5 ವರ್ಷದ ಕೋರ್ಸ್ ಆರಂಭಿಸಲು ಸಿದ್ಧತೆ ನಡೆದಿದೆ ಎಂದು ಅವರು ತಿಳಿಸಿದರು. ಸಂಸ್ಥೆಯ ವಜ್ರ ಮಹೋತ್ಸವ ಆಚರಣೆಗೆ ಸಮಿತಿ ರಚನೆಗೊಂಡಿದ್ದು ಹಳೆಯ ವಿದ್ಯಾರ್ಥಿಗಳ ಸಹಕಾರ ಕೋರಿದರು. ವಜ್ರ ಮಹೋತ್ಸವ ಅಂಗವಾಗಿ ಸ್ಮರಣ ಸಂಚಿಕೆ ಹಾಗೂ ಕಟ್ಟಡ ನಿರ್ಮಾಣ ಯೋಜನೆ ಕೈಗೊಳ್ಳಲಾಗುವುದು. ಕಾಲೇಜಿನ ಹಳೆಯ ವಿದ್ಯಾರ್ಥಿಯಾಗಿರುವ ಶ್ರವಣ ಬೆಳಗೊಳದ ಸ್ವಾಮೀಜಿಗಳು ಸುಮಾರು 10 ಲಕ್ಷ ರು ವೆಚ್ಚದಲ್ಲಿ ಎನ್ಸಿಸಿ ಭವನ ನಿರ್ಮಿಸುವ ಭರವಸೆ ನೀಡಿದ್ದಾರೆ ಎಂದರು. ಈ ಸಂದರ್ಭದಲ್ಲಿ ವಿದ್ಯಾಸಾಗರ ಪತ್ರಿಕೆಯ ದ್ವಿತೀಯ ಆವೃತ್ತಿ ಬಿಡುಗಡೆಗೊಳಿಸಲಾಯಿತು. ಉಪಾಧ್ಯಕ್ಷ ಕೆಎಂ ಸೂರ್ಯನಾರಾಯಣ್ ಸ್ವಾಗತಿಸಿದರು. 2024-25 ಸಾಲಿನ ಆಡಳಿತ ವರದಿಯನ್ನು ಡಾ ಎಚ್ಎಂ ಶಿವಕುಮಾರ್ ಮಂಡಿಸಿದರು. ಪರಿಶೋಧಿತ ಲೆಕ್ಕಪತ್ರಗಳನ್ನು ಕೋಶಾಧ್ಯಕ್ಷ ಕೆ ವೆಂಕಟೇಶ್ ಮಂಡಿಸಿದರು. ವಜ್ರ ಮಹೋತ್ಸವ ಸಮಿತಿ ಅಧ್ಯಕ್ಷ ಎಂ ಹರನಾಥ್ ರಾವ್ ಕಾರ್ಯಕ್ರಮದ ರೂಪುರೇಷೆ ವಿವರಿಸಿದರು. ಸಂಸ್ಥೆಗಳ ಬೋಧಕ ಬೋಧಕೇತರ ಸಿಬ್ಬಂದಿಯನ್ನು ಈ ಸಂದರ್ಭದಲ್ಲಿ ಸನ್ಮಾನಿಸಲಾಯಿತು. ಸಹಕಾರ್ಯದರ್ಶಿ ಬಿಎಸ್ ಪ್ರಕಾಶ್ ವಂದಿಸಿದರು. ಮುಂದಿನ ವಿವರ. ಶಿವಮೊಗ್ಗದ ಅಲ್ಲಮ್ಮಪ್ರಭು ಬಯಲಿನ ಮಾನವ ಧರ್ಮ ಮಂಟಪದಲ್ಲಿ 17 ಸಂಜೆ 6 ಜಗದ್ಗುರು ಪಂಚಪೀಠಾಧೀಶ್ವರರ ಅಡ್ಡಪಲ್ಲಕ್ಕಿ ಮಹೋತ್ಸವ, ಬೃಹತ್ ಧರ್ಮ ಜಾಗೃತಿ ಸಮಾವೇಶ ಮತ್ತು ಮಾಜಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಅವರಿಗೆ ಕೃತಜ್ಞತಾ ಸಮರ್ಪಣಾ ಕಾರ್ಯಕ್ರಮ ಏರ್ಪಡಿಸಲಾಗಿದೆ ಎಂದು ಮಹೋತ್ಸವ ಸಮಿತಿ ಉಪಾಧ್ಯಕ್ಷ ರುದ್ರಮುನಿ ಸಜ್ಜನ್ ಮಾಹಿತಿ ನೀಡಿದರು. ಸುದ್ದಿಗೋಷ್ಠಿಯಲ್ಲಿ ಅವರು ಮಾತನಾಡಿ, 34 ವರ್ಷಗಳ ಹಿಂದೆ ಗಂಗಾಧರ ಸ್ವಾಮಿಗಳ ನೇತೃತ್ವದಲ್ಲಿ ಮೊದಲ ಬಾರಿಗೆ ಅಡ್ಡಪಲ್ಲಕ್ಕಿ ಮಹೋತ್ಸವ ನಡೆದಿತ್ತು. ತದನಂತರ 17 ಎರಡನೇ ಬಾರಿಗೆ ನಡೆಯುತ್ತಿದ್ದು ಸುಮಾರು 50,000 ಜನರು ಪಾಲ್ಗೊಳ್ಳುವ ನಿರೀಕ್ಷೆ ಇದೆ ಎಂದು ಹೇಳಿದರು. ಬಾಳೆಹೊನ್ನೂರು, ಉಜ್ಜಯಿನಿ, ಕೇದಾರ, ಶ್ರೀಶೈಲ ಹಾಗೂ ಕಾಶಿಪೀಠದ ಶ್ರೀಗಳನ್ನು ಹೊತ್ತ ಅಡ್ಡಪಲ್ಲಕ್ಕಿ ಮಹೋತ್ಸವ ಸುಮಾರು 4 ಕಿಲೋಮೀಟರ್ ಸಂಚರಿಸಿ ಮಾನವ ಧರ್ಮ ಮಂಟಪಕ್ಕೆ ತಲುಪಲಿದೆ. ಸರ್ವರು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಬೇಕು ಎಂದು ಮನವಿ ಮಾಡಿದರು. ಸಾಗರ ವೀರಶೈವ ಮಹಾಸಭಾಧ್ಯಕ್ಷ ಕೆವಿ ಪ್ರವೀಣ್, ಮಲ್ಲಿಕಾರ್ಜುನ್, ಪ್ರವೀಣ್ ಕುಮಾರ್, ವೀರಭದ್ರ ಜಂಬಿಗೆ, ನಂದೀಶ್, ತೇಜಸ್ವಿ ಹಾಜರಿದ್ದರು. ಇದರೊಂದಿಗೆ ದಿನದ ವಿಶೇಷ ಕಾರ್ಯಕ್ರಮ ಮುಕ್ತಾಯವಾಗಲಿದೆ. ಇಂತಹ ದಿನನಿತ್ಯದ ಅಪ್ಡೇಟ್ಸ್ಗಳಿಗಾಗಿ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಅಬ್ಬಾ ಏನ್ ಬಿಸಿಲು, ಹೊರಗಡೆ ಹೋದ್ರೆ ಬೆವತ್ ಹೋಗ್ತಿವಿ, ಕಾರ್ ತೆಗೆದ್ರೆ ಪೆಟ್ರೋಲ್ ಖರ್ಚಿಗೆ ಹೆದ್ರಿ ಸತ್ತೇ ಹೋಗ್ತಿವಿ.
1: ಕಿರಣ್ ಯೋಚನೆ ಬಿಡು, ಈ ಬೇಸಿಗೆಗೆ ಶಕ್ತಿ ಟೊಯೋಟಾದಲ್ಲಿದೆ ತಂಪು ಸೊಲ್ಯೂಷನ್, ಸ್ವಿಚ್ ಟು ಟೊಯೋಟಾ ಹೈಬ್ರಿಡ್, ಬಿಸಿಲಲ್ಲೂ ಕೂಲ್ ಆಗಿರು.
0: ಹೈಬ್ರಿಡ್ ಅಂದ್ರೆ ಮತ್ತೆ ಅದೇ ಮೈಲೇಜ್ ಮ್ಯಾಜಿಕಲ್ ವಾ?
1: ಹೌದು ಮಗ, ಟೊಯೋಟಾ ಹೈರೈಡರ್ ನೋಡು, 27.97 ಕಿಲೋಮೀಟರ್ ಪರ್ ಲೀಟರ್ ಮೈಲೇಜ್, 100,000 ಪೆಟ್ರೋಲ್ ಉಳಿತಾಯ, ಎಸಿ ಫುಲ್ ಹಾಕಿದ್ರು ಜೇಬಿಗೆ ತಂಪು.
0: ವಾವ್!
1: ಅಷ್ಟೇ ಅಲ್ಲ, ಟೊಯೋಟಾ ಹೈರೈಡರ್ ಮೇಲೆ ಶಕ್ತಿ ಟೊಯೋಟಾದಲ್ಲಿ ಎಕ್ಸ್ಕ್ಲೂಸಿವ್ ಆಫರ್ಸ್ ಕೂಡ ಇದೆ. ಎಕ್ಸ್ಚೇಂಜ್ ಬೆನಿಫಿಟ್ 50,000 ವರೆಗೆ ಸಿಗುತ್ತೆ, ಮತ್ತೆ ಒಟ್ಟು 145,000 ವರೆಗೂ ಲಾಭ ಇದೆ. ಹೈರೈಡರ್ ಬೆಲೆ ಕೇವಲ 10.99 ಲಕ್ಷದಿಂದ ಶುರು.
2: ಶಕ್ತಿ ಟೊಯೋಟಾ ಸಮ್ಮರ್ ಬುಕಿಂಗ್ ಆಫರ್ಸ್, ಸ್ಪೆಷಲ್ ಸಮ್ಮರ್ ಡಿಸ್ಕೌಂಟ್ಸ್ ಆನ್ ಸೆಲೆಕ್ಟ್ ಮಾಡೆಲ್ಸ್, ಅಟ್ರಾಕ್ಟಿವ್ ಫೈನಾನ್ಸ್ ಅಂಡ್ ಎಕ್ಸ್ಚೇಂಜ್ ಆಫರ್ಸ್. ಈಗಲೇ ಬುಕ್ ಮಾಡಿ ಶೀಘ್ರವಾಗಿ ಡೆಲಿವರಿ ಪಡೆಯಿರಿ.
0: ಉಳಿತಾಯ ಕೂಡ, ಕೂಲ್ ಸ್ಟೈಲ್ ಕೂಡ. ನಾನು ಈಗಲೇ ಶಕ್ತಿ ಟೊಯೋಟಾಗೆ ಹೊರಟೆ.
2: ಶಕ್ತಿ ಟೊಯೋಟಾ ಬೈಪಾಸ್ ರಸ್ತೆ, ವಿದ್ಯಾನಗರ, ಶಿವಮೊಗ್ಗ. ಕಾಲ್ 0804187330. ಶಕ್ತಿ ಟೊಯೋಟಾ, ಈಗಿನ ಚಾಯ್ಸ್, ನಾಳೆಯ ಸೇವಿಂಗ್.
1: ನನ್ ಮಗಳ ರಿಸಲ್ಟ್ ಅಂತೂ ಅದ್ಭುತವಾಗಿ ಬಂದಿದೆ, ಆದ್ರೆ ಮುಂದೇನು ಅನ್ನೋದೇ ದೊಡ್ಡ ಟೆನ್ಷನ್. IIT ನೀಟ್ ಕೋಚಿಂಗ್ಗೆ ಬೇರೆ ಊರಿಗೆ ಮಕ್ಕಳನ್ನ ಕಳ್ಸೋಕೆ ಮನ್ಸೇ ಬರಲ್ಲ ರೀ.
3: ಯಾಕೆ ಯೋಚನೆ ಮಾಡ್ತೀರಾ? ಈಗ ರಾಜಸ್ಥಾನದ ಕೋಟದಲ್ಲಿ ಸಿಗೋ ಶಿಕ್ಷಣ ನಮ್ಮ ಶಿವಮೊಗ್ಗದಲ್ಲಿ ಸಿಗ್ತಾ ಇದೆ ಅಲ್ಲ, ನಮ್ಮ ವೇದಿಕ್ ಎಕ್ಸ್ಪರ್ಟ್ PU ಕಾಲೇಜ್ನಲ್ಲಿ.
2: ಹೌದು, ರಾಜಸ್ಥಾನದ ಕೋಟಾದ ಸುಪ್ರಸಿದ್ಧ ಸಂಸ್ಥೆ ಬನ್ಸಾಲ್ ಕ್ಲಾಸಸ್ ಈಗ ವೇದಿಕ್ ಎಕ್ಸ್ಪರ್ಟ್ಸ್ PU ಕಾಲೇಜಿನ ಅಕಾಡೆಮಿಕ್ ಪಾರ್ಟ್ನರ್. 100,000 ಅಧಿಕ IITians ಮತ್ತು ವೈದ್ಯರನ್ನು ಸೃಷ್ಟಿಸಿದ 45 ವರ್ಷಗಳ ಪರಂಪರೆ ಈಗ ನಮ್ಮ ಮನೆ ಬಾಗಿಲಲ್ಲೇ.
1: ಹಾಗಾದ್ರೆ ಕೋಟಾದ ಅದೇ ಸ್ಟಡಿ ಮಟೀರಿಯಲ್, ಅದೇ ತರಬೇತಿ ಇಲ್ಲೇ ಸಿಗುತ್ತೆ ಅನ್ನಂಗಾಯ್ತು.
3: ಖಂಡಿತ, ಮನೆಯೂಟದ ಹಿತದ ಜೊತೆಗೆ ಒತ್ತಡವಿಲ್ಲದ ರಾಷ್ಟ್ರ ಮಟ್ಟದ ಕಲಿಕೆ ಅಂದ್ರೆ ಅದು ವೇದಿಕ್ ಎಕ್ಸ್ಪರ್ಟ್ಸ್ ನಲ್ಲಿ ಮಾತ್ರ.
2: 2026-27 ಅಡ್ಮಿಷನ್ ಪ್ರಾರಂಭವಾಗಿದೆ, ಕೆಲವೇ ಕೆಲವು ಸೀಟ್ ಉಳಿದಿವೆ. ತಕ್ಷಣ ಸಂಪರ್ಕಿಸಿ ವೇದಿಕ್ ಎಕ್ಸ್ಪರ್ಟ್ಸ್ PU ಕಾಲೇಜ್, ಮೈತ್ರಿ ಕಾಂಪ್ಲೆಕ್ಸ್ BH ರಸ್ತೆ ಮತ್ತು ಕೋಟೆ ರಸ್ತೆ ಕ್ಯಾಂಪಸ್ ಶಿವಮೊಗ್ಗ. ಕರೆ ಮಾಡಿ 9036054066. ವೇದಿಕ್ ಎಕ್ಸ್ಪರ್ಟ್ಸ್ PU ಕಾಲೇಜ್, ನಿಮ್ಮ ಕನಸಿನ ಭವಿಷ್ಯಕ್ಕೆ ಅಸಲಿ ರೋಡ್ ಮ್ಯಾಪ್.
4: ಲತಾ, ನಿನ್ ಫೇಸ್ ಮತ್ತೆ ಸ್ಕಿನ್ ನಲ್ಲಿ ಎನಿ ಟೈಮ್ ಗ್ಲೋ ಇರುತ್ತೆ, ಯಾವ ಬ್ಯೂಟಿ ಪಾರ್ಲರ್ ಗೆ ಹೋಗ್ತೀಯಾ?
5: ಸುಮಾ, ಹೊರಗಿನ ಹೆಲ್ತ್ ಚೆನ್ನಾಗಿರ್ಬೇಕು ಅಂದ್ರೆ ಮೊದಲು ಒಳಗಿನ ಹೆಲ್ತ್ ಚೆನ್ನಾಗಿರ್ಬೇಕು.
4: ನಿನ್ ಮಾತಿನ ಅರ್ಥ, ದಿನ ನಂದಿನಿ ಹಾಲನ್ನೇ ಯೂಸ್ ಮಾಡು, ಆರೋಗ್ಯ ಚೆನ್ನಾಗಿರುತ್ತೆ.
6: ಸ್ವಾದಿಷ್ಟಭರಿತ, ಶುದ್ಧ ಹಾಗೂ ಆರೋಗ್ಯದಾಯಕ.
7: ಲಕ್ಷಾಂತರ ಜನರ ಅಚ್ಚುಮೆಚ್ಚಿನ ಹಾಲು, ಮಿಲ್ಕ್ ದಟ್ ಮಿಲಿಯನ್ಸ್ ಲವ್.
8: ಕಸ್ಟಮೈಸ್ ಆಭರಣಗಳ ರಾಜಧಾನಿ ಮೈತ್ರಿ ಮೈಚುವೆಲ್. ನಿಮ್ಮ ಮನಸ್ಸಿಗೊಪ್ಪುವ ರೀತಿಯ ಆಭರಣದ ವಿನ್ಯಾಸಕ್ಕೆ ಮೈತ್ರಿ ಮೈಚುವೆಲ್. ನಿಮ್ಮ ಹಣಕ್ಕೆ ತಕ್ಕ ಮೌಲ್ಯಯುತ ಆಭರಣಗಳಿಗೆ ಮೈತ್ರಿ ಮೈಚುವೆಲ್. ಕ್ಲಾಸಿಕ್ ನಿಂದ ಲೇಟೆಸ್ಟ್ ಡಿಸೈನ್ ವರೆಗೂ ಸುಪ್ರೀಂ ಕಲೆಕ್ಷನ್ಗೆ ಹೆಸರುವಾಸಿ ಮೈತ್ರಿ ಮೈಚುವೆಲ್. ಭೇಟಿ ಕೊಡಿ ಮೈತ್ರಿ ಮೈಚುವೆಲ್, ಎಲ್ಲೆಲ್ಲ ರಸ್ತೆ, ಶಿವಮೊಗ್ಗ. ಮಲೆನಾಡಿನ ಸುಪ್ರಸಿದ್ಧ ಬಂಗಾರ, ಬೆಳ್ಳಿ, ವಜ್ರದ ಅಂಗಡಿ ಮೈತ್ರಿ ಮೈಚುವೆಲ್.
9: ಹಲೋ ಕೇಳುಗರೆ, ನಮಸ್ತೆ, ಗುಡ್ ಮಾರ್ನಿಂಗ್, ಶುಭೋದಯ. ನೀವ್ ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ಪರಿಸರ ಪರಿಚಯ ಕಾರ್ಯಕ್ರಮ. ಕಾರ್ಯಕ್ರಮ ನಡೆಸ್ಕೊಡ್ತಾ ಇರೋದು ನಾನು, ನಿಮ್ಮ RJ ಅರ್ಪಿತಾ. ಕೇಳುಗರೆ, ನಿಮ್ಮೆಲ್ರಿಗೂ ಕೂಡ ಪರಿಸರ ಪರಿಚಯ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ, ಹೆಸರು ಹೇಳ್ತಾ ಇದೆ ಪರಿಸರ ಪರಿಚಯ ಅಂದ ಮೇಲೆ ಪರಿಸರಕ್ಕೆ ಸಂಬಂಧಪಟ್ಟಂತಹ ಒಂದಿಷ್ಟು ವಿಚಾರವನ್ನ ನಿಮಗೆ ಪರಿಚಯ ಮಾಡಿ ಕೊಡುವಂತಹ ಕಾರ್ಯಕ್ರಮ. ಹಾಗಿದ ಮೇಲೆ ಪರಿಸರ ಅನ್ನುವಾಗ ನಿಮ್ ಕಣ್ಮುಂದೆ ಏನೆಲ್ಲ ನೆನಪಾಗ್ಬೋದು? ನನಗಂತೂ ನದಿ, ಬೆಟ್ಟ, ಕಾಡು, ಗುಡ್ಡ, ಜಲಪಾತಗಳು, ಜಲಚರಗಳು, ಪ್ರಾಣಿ ಪಕ್ಷಿ, ಹಣ್ಣು ತರಕಾರಿ ಇವೆಲ್ಲವೂ ಕೂಡ ನೆನಪಾಗುತ್ತೆ. ಸೊ ನಿಮಗೂ ಇವೆಲ್ಲ ನೆನಪಾಗ್ತಾ ಇದೆ ಅಂತ ಗೊತ್ತು. ಹಾಗಾದ ಮೇಲೆ ತಡ ಮಾಡೋದು ಬೇಡ, ಕಾರ್ಯಕ್ರಮವನ್ನ ಶುರು ಮಾಡೋಣ. ಕೇಳುಗರೆ, ಇವತ್ತಿನ ಪರಿಸರ ಪರಿಚಯ ಕಾರ್ಯಕ್ರಮದಲ್ಲಿ ಒಬ್ಬರು ವಿಶೇಷವಾದ ಅತಿಥಿ ನಮ್ಮ ಜೊತೆ

ಇದಾರೆ. ಯಾರ ಈ ಅತಿಥಿ ಅಂತ ನೀವು ಕೇಳೋದಾದ್ರೆ, ಬಹುಶಃ ಈ ಅತಿಥಿ ಬಗ್ಗೆ ಕೆಲವೊಂದು ವಿಚಾರ ನಿಮಗೆ ಗೊತ್ತಿರಬಹುದೇನೋ, ಆದ್ರೆ ನಿಮಗೆ ಗೊತ್ತಿಲ್ಲದ ಮತ್ತೊಂದಿಷ್ಟು ಇಂಟ್ರೆಸ್ಟಿಂಗ್ ವಿಚಾರವನ್ನ ಹೇಳೋಣ ಅಂತ. ಸರಿ ಅರ್ಪಿತ, ಯಾರು ಈ ಅತಿಥಿ ಅಂತ ನೀವು ಕೇಳೋದಾದ್ರೆ, ಅವರೇನೆ ಹಾರುವ ಕಪ್ಪೆ, ಮಲ್ಬಾರ್ ಗ್ರೈಂಡಿಂಗ್ ಫ್ರಾಗ್ ಅಂತ ಕೂಡ ಕರೀತಾರೆ. ಇವರನ್ನ ಕಾಡಿನ ಮಾಂತ್ರಿಕ ಅಂತ ಕೂಡ ಕರೀತಾರೆ. ಇನ್ನು ನಮ್ಮ ಮಲೆನಾಡಿನ ಪಶ್ಚಿಮ ಘಟ್ಟಗಳಲ್ಲಿ ಅಂದ್ರೆ ವೆಸ್ಟರ್ನ್ ಗಾಟ್ಸ್ ಅಲ್ಲಿ, ದಟ್ಟವಾದ ಕಾಡುಗಳಲ್ಲಿ, ಅದರಲ್ಲೂ ವಿಶೇಷವಾಗಿ ಶಿವಮೊಗ್ಗ ಆಗುಂಬೆ ಭಾಗದಲ್ಲಿ ಮಾತ್ರ ಹೆಚ್ಚಾಗಿ ಕಂಡುಬರುವ ವಿಶಿಷ್ಟ ಕಪ್ಪೆ ಇದು. ಕಪ್ಪೆಗಳೆಲ್ಲ ಹಾರುತ್ತಲ್ವಾ, ಇದ್ಯಾವುದು ಹಾರುವ ಕಪ್ಪೆ ಅಂತ ಕೇಳಿದ್ರೆ, ಖಂಡಿತವಾಗ್ಲೂ ಕೆಲವು ಕಪ್ಪೆಗಳು ಹಾರುತ್ತೆ. ಈ ಕಪ್ಪೆಗಳು ವಿಶೇಷವಾಗಿ ಹಾರುತ್ತೆ, ಗಾಳಿಯಲ್ಲಿ ತೇಲುವಂತಹ ಜಾದುಗಾರ. ಹೆಸರೇ ಹೇಳುವಂತೆ ಈ ಕಪ್ಪೆಗಳು ಒಂದು ಮರದಿಂದ ಇನ್ನೊಂದು ಮರಕ್ಕೆ ಗಾಳಿಯಲ್ಲಿ ಹಾರಬಲ್ಲಂತಹ ಸಾಮರ್ಥ್ಯವನ್ನು ಹೊಂದಿದೆ. ಇವುಗಳ ಕೈ ಮತ್ತೆ ಕಾಲುಗಳು ಬೆರಳುಗಳ ಮಧ್ಯೆ ಗಾಳಿ ಪಡೆದ ತರಹ ದೊಡ್ಡ ಹಸಿರು ಬಣ್ಣದ ಪೊರೆಗಳು ಇರುತ್ತೆ. ಮರದಿಂದ ಕೆಳಗೆ ಧುಮುಕುವಾಗ ಈ ಪೊರೆಗಳನ್ನ ಪ್ಯಾರಾಚೂಟ್ ತರ ಹರಡ್ಕೊಂಡು ಗಾಳಿಯಲ್ಲೇ ಸುಮಾರು 10-12 ಮೀಟರ್ ದೂರದವರೆಗೆ ತೇಲುತ್ತಾ ಸಾಗುತ್ತೆ. ಸಾಮಾನ್ಯವಾಗಿ ಕಪ್ಪೆಗಳು ನೀರು ಅಥವಾ ಮಣ್ಣಿನಲ್ಲಿ ಮೊಟ್ಟೆ ಇಡುತ್ತೆ, ಆದ್ರೆ ಈ ಹಾರುವ ಕಪ್ಪೆಗಳು ಕಾಡಿನ ಕೆರೆ ಅಥವಾ ಹಳ್ಳಗಳ ಮೇಲಿರುವ ಮರದ ಕೊಂಬೆಗಳನ್ನ ಆಯ್ದುಕೊಳ್ಳುತ್ತೆ. ಗಂಡು ಹಾಗೆ ಹೆಣ್ಣು ಕಪ್ಪೆಗಳು ಒಟ್ಟಿಗೆ ಸೇರಿ ತಮ್ಮ ಹಿಂಗಾಲುಗಳಿಂದ ಒಂದು ತರಹದ ದ್ರವವನ್ನ ಕಡಿದು ಬಿಳಿ ಬಣ್ಣದ ನೊರೆಯ ಗೂಡನ್ನ ಮರದ ಎಲೆಗಳ ಮೇಲೆ ಕಟ್ಟುತ್ತೆ. ಇವುಗಳ ಮೊಟ್ಟೆಗಳು ಈ ನೊರೆಯ ಒಳಗೆ ಸುರಕ್ಷಿತವಾಗಿರುತ್ತೆ. ಇನ್ನು ನಮ್ಮ ಪ್ರಕೃತಿಯಲ್ಲಿ ಟೈಮಿಂಗ್ಸ್ ವಿಸ್ಮಯ. ಮಳೆ ಬಂದಾಗ ಈ ನೊರೆಯ ಗೂಡಿನಿಂದ ಮರಿಗಳು ಹೊರಬಂದು ನೇರವಾಗಿ ಮರದ ಕೆಳಗಿರುವಂತಹ ನೀರಿನ ಹಳ್ಳಕ್ಕೆ ಬಿಲ್ಲು ಬಿಟ್ಟಂತೆ ಬೀಳುತ್ತೆ. ಅಲ್ಲಿಂದ ಅವುಗಳು ಜಲಚರ ಜೀವನ ಆರಂಭವಾಗುತ್ತೆ. ಪ್ರಕೃತಿಯ ಈ ಟೈಮಿಂಗ್ಸ್ ನಿಜಕ್ಕೂ ಅದ್ಭುತ ಅಲ್ವಾ ಕೇಳುಕರೆ? ಹೌದು. ಇನ್ನು ನಮ್ಮ ಮಲೆನಾಡಿನ ಕಾಡಿನ ಸ್ಪೈಡರ್ ಮ್ಯಾನ್ ಇವರು. ಹೌದು, ಸ್ಪೈಡರ್ ಮ್ಯಾನ್ ತರನೇ ಒಂದು ಮರದಿಂದ ಇನ್ನೊಂದು ಮರಕ್ಕೆ ಗಾಳಿಯಲ್ಲೇ ಜಂಪ್ ಮಾಡೋ ಒಬ್ರು ಮಾಂತ್ರಿಕರು ನಮ್ಮ ಕಾಡಿನಲ್ಲಿದ್ದಾರೆ. ಆದ್ರೆ ಇವರಿಗೆ ಸೂಟ್ ಇಲ್ಲ, ಬದಲಿಗೆ ಪ್ರಕೃತಿ ಕೊಟ್ಟಿರೋ ಹಸಿರು ಕೋಟ್ ಇದೆ. ಅವರೇನೆ ಈ ಮಲಬಾರ್ ಗ್ಲೈಡಿಂಗ್ ಫ್ರಾಗ್, ಅಂದ್ರೆ ಹಾರುವ ಕಪ್ಪೆಗಳು. ಕೇಳುಗರೆ, ಜಗತ್ತಿನ ಎಷ್ಟೋ ದೇಶಗಳ ಜನ ಈ ಕಪ್ಪೆನ ಒಂದ್ಸಲ ನೋಡೋಕೆ ಅಂತಾನೆ ನಮ್ಮ ಆಗುಂಬೆಗೆ ಬರ್ತಾರೆ, ಶಿವಮೊಗ್ಗದ ಕಾಡುಗಳಿಗೆ ಕೂಡ ಬರ್ತಾರೆ. ಇವುಗಳು ಮರದಿಂದ ಕೆಳಗೆ ಬೀಳುವಾಗ ತಮ್ಮ ಕಾಲುಗಳನ್ನ ಪ್ಯಾರಾಚೂಟ್ ತರ ಬಿಚ್ಚಿಕೊಂಡು ಗಾಳಿಯಲ್ಲಿ ತೇಲಾಡ್ತಾ ಹೋಗ್ತವೆ. ಅಷ್ಟೇ ಅಲ್ಲ, ಇವುಗಳ ಮೊಟ್ಟೆ ಇಡೋದು ನೀರಿನಲ್ಲಲ್ಲ, ಮರದ ಎಲೆಗಳ ಮೇಲೆ. ನೊರೆ ಅಂತಿರುವಂತಹ ಬೆಡ್ ರೆಡಿ ಮಾಡಿ ಅದರೊಳಗೆ ಮೊಟ್ಟೆಯನ್ನ ಇಡುತ್ತೆ. ಇಂತಹ ವಿಸ್ಮಯಗಳು ಇರೋದಕ್ಕೆ ಅಲ್ವಾ ನಮ್ಮ ಮಲೆನಾಡು ಎಷ್ಟು ಬ್ಯೂಟಿಫುಲ್ ಆಗಿರೋದು. ಈ ಸುಂದರ ಪ್ರಕೃತಿಯನ್ನ ಉಳಿಸೋದು ನಮ್ಮ ಜವಾಬ್ದಾರಿ ಕೂಡ. ಹೌದು, ಕಾಡನ್ನ ಪ್ರೀತಿಸಬೇಕು, ಪರಿಸರವನ್ನ ಉಳಿಸ್ಬೇಕು, ಹಾಗೆ ಪರಿಸರದಲ್ಲಿ ಇರುವಂತಹ ಜೀವಿಗಳನ್ನ ಕೂಡ ಪ್ರೀತಿಸ್ಬೇಕು, ಉಳಿಸ್ಬೇಕಾಗಿದೆ. ಹಾಗಿದ್ರೆ ಈ ಹಾರುವ ಕಪ್ಪೆ ಬಗ್ಗೆ ಮತ್ತೊಂದಿಷ್ಟು ಮಾಹಿತಿನ ಹಂಚಿಕೊಳ್ತೀನಿ. ಆದ್ರೆ ಅದಕ್ಕೂ ಮೊದಲು ಕಾರ್ಯಕ್ರಮದಲ್ಲಿ ಒಂದು ವಿರಾಮವನ್ನ ತೆಗೆದುಕೊಂಡು ಒಂದು ಸೂಪರ್ ಆಗಿರೋ ಸಾಂಗ್ ಅನ್ನು ಕಡ ಕೇಳ್ಕೊಂಡು ವಾಪಸ್ ಬನ್ನಿ. ನೀವು ಕೇಳ್ತಾ ಇರೋದು ಪರಿಸರ ಪರಿಚಯ ಕಾರ್ಯಕ್ರಮ, ನಾನು ನಿಮ್ಮ ಆರ್ಜೆ ಅರ್ಪಿತಾ. ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದಲ್ಲಿ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ. ವೆಲ್ಕಮ್ ಬ್ಯಾಕ್. ನೀವ್ ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ ಇದು. ಪರಿಸರ ಪರಿಚಯ ಕಾರ್ಯಕ್ರಮ ನಡೆಸಿಕೊಡ್ತಾ ಇರೋದು ನಾನು ನಿಮ್ಮ ಪ್ರೀತಿಯ ಆರ್ಜೆ ಅರ್ಪಿತಾ. ಸೊ ಕೇಳುಗರೆ, ಇವತ್ತಿನ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ಒಂದು ಕಪ್ಪೆಯ ಬಗ್ಗೆ ಮಾತಾಡ್ತಾ ಇದ್ದೆ. ಆ ಕಪ್ಪೆ ಸಾಧಾರಣವಾದ ಕಪ್ಪೆ ಅಲ್ಲ. ಈ ಕಪ್ಪೆಯನ್ನ ನಮ್ಮೂರಲ್ಲಿ ನೋಡಕ್ಕೆ ಬೇರೆ ಊರಿಂದೆಲ್ಲ ಜನ ಬರ್ತಾರೆ. ಅದೇನೇ ಮಲಬಾರ್ ಗ್ಲೈಡಿಂಗ್ ಫ್ರಾಗ್ ಅಥವಾ ಹಾರುವ ಕಪ್ಪೆ. ಈ ಕಪ್ಪೆ ಬಗ್ಗೆ ಕೇಳ್ತಾ ಇದ್ರೆ ಒಂದ್ ರೀತಿ ಹುಬ್ಬೇರಿಸ್ಬೇಕಂತ ಅನ್ಸುತ್ತೆ. ಹೌದು, ಈ ಕಪ್ಪೆಯ ಬಗ್ಗೆ ತಿಳ್ಕೊಳಕ್ಕೆ ಸಾಕಷ್ಟು ವಿಚಾರಗಳಿದೆ. ಮಾತುಕತೆಯನ್ನ ಮುಂದುವರಿಸೋಣವಾ? ಮಲಬಾರ್ ಗ್ಲೈಡಿಂಗ್ ಫ್ರಾಗ್ ಅಥವಾ ಹಾರುವ ಕಪ್ಪೆಗಳ ಬಗ್ಗೆ ಕೆಲವೊಂದು ವಿಚಾರಗಳನ್ನ ನೀವು ಕೇಳಿದ್ರೆ ಹೌದಾ ಹೀಗೆಲ್ಲ ವಿಚಾರ ಇದೆಯಾ ಅಂತ ಅನ್ಸುತ್ತೆ ಕೇಳುಗರೆ. ಖಂಡಿತವಾಗ್ಲು, ಈ ಕಪ್ಪೆಗಳು ಕೇವಲ ಹಾರೋದಷ್ಟೇ ಅಲ್ಲ, ಪರಿಸರಕ್ಕೆ ತಕ್ಕಂತೆ ತಮ್ಮ ಬಣ್ಣವನ್ನ ಬದಲಾಯಿಸಿಕೊಳ್ಳಬಲ್ಲಂತಹ ಸಾಮರ್ಥ್ಯವನ್ನ ಹೊಂದಿರುವಂಥದ್ದು. ಹಗಲಿನಲ್ಲಿ ಇವು ಮರದ ಎಲೆಗಳ ಮೇಲಿದ್ದಾಗ ಇಡೀ ದೇಹ ದಟ್ಟ ಹಸಿರು ಬಣ್ಣಕ್ಕೆ ತಿರುಗುತ್ತೆ. ಇದರಿಂದಾಗಿ ಹದ್ದು, ಕಾಗೆ ಅಥವಾ ಹಾವುಗಳಿಗೆ ಇವು ಇರೋದು ಪತ್ತೆಯಾಗೋದೇ ಇಲ್ಲ. ಇದು ಪ್ರಕೃತಿ ಇವರಿಗೆ ಕೊಟ್ಟಿರುವಂತಹ ಒಂದು ಗಿಫ್ಟ್ ಕೂಡ ಹೌದು. ಆದ್ರೆ ರಾತ್ರಿ ಆಗ್ತಾ ಇದ್ದಂತೆ ಅಥವಾ ಇವುಗಳು ಮರದ ಕಾಂಡದ ತೊಗಟೆ ಮೇಲೆ ಕುಳಿತಾಗ ಇವುಗಳ ಬಣ್ಣ ಲೈಟ್ ಬ್ರೌನ್ ಅಥವಾ ಕಂದು ಬಣ್ಣಕ್ಕೆ ತಿರುಗುತ್ತೆ. ಇದು ವಿಶೇಷ ಅಲ್ವಾ? ಶತ್ರುಗಳಿಂದ ತಮ್ಮನ್ನ ತಾವು ಬಚಾವ್ ಮಾಡ್ಕೊಳ್ಳೋಕೆ ಪ್ರಕೃತಿಯೇ ಇದಕ್ಕೆ ವರವನ್ನ ನೀಡಿದೆ. ಇನ್ನು ಈ ಒಂದು ಹಾರುವ ಕಪ್ಪೆ ಮೇಲಿಂದ ನೋಡಿದಾಗ ಕೇವಲ ಹಸಿರಾಗಿ ಕಾಣುತ್ತೆ. ಇನ್ನು ಈ ಕಪ್ಪೆಯ ನಿಜವಾದ ಬ್ಯೂಟಿ ಇರೋದು ಅದರ ದೇಹದ ಕೆಳಭಾಗದಲ್ಲಿ. ಹೌದು, ಇವುಗಳ ಹೊಟ್ಟೆಯ ಭಾಗ ಹಾಗೆ ಕಾಲ್ಬೆರಳುಗಳ ಮಧ್ಯೆ ಇರುವಂತಹ ಪೊರೆಗಳು ಅಂದ್ರೆ ವೆಬ್ಸ್ ಗಾಢವಾದ

ಕೆಂಪು ಹಾಗೆ ಹಳದಿ ಬಣ್ಣದಿಂದ ಕೂಡಿರುತ್ತೆ. ಇವುಗಳು ಗಾಳಿಯಲ್ಲಿ ಜಂಪ್ ಮಾಡಿದಾಗ ಆ ಕೆಂಪು ಹಳದಿ ರೆಕ್ಕೆಗಳು ಬಿಚ್ಚಿದಂತೆ ಕಾಣುತ್ತೆ. ಇದು ಕಾಡಿನ ಮಧ್ಯೆ ಒಂದು ಸಣ್ಣ ಹಾರುವ ರಂಗೋಲಿಯಂತೆ ವಾಸವಾಗುತ್ತೆ. ಅಷ್ಟು ಸೊಗಸಾಗಿರುವಂತಹ ಬಣ್ಣಗಳನ್ನ ಹೊಂದಿದೆ ಈ ಹಾರುವಂತಹ ಕಪ್ಪೆ. ಇನ್ನು ಮರದಿಂದ ಮರಕ್ಕೆ ಜಂಪ್ ಮಾಡಿದಾಗ ಜಾರಿ ಬಿದ್ದುಬಿಡಬಾರ್ದಲ್ವಾ? ಅದಕ್ಕಾಗಿನೇ ಪ್ರಕೃತಿ ಇವುಗಳ ಬೆರಳುಗಳ ತುದಿಯಲ್ಲಿ ಡಿಸ್ಕ್ ಅಂದ್ರೆ ಸಕ್ಕರ್ ಡಿಸ್ಕ್ ಅಂತ ಈ ತರಹದ ರಚನೆಯನ್ನ ಕೊಟ್ಟಿದೆ. ಇವುಗಳು ಎಷ್ಟೇ ನಯವಾದ ಎಲೆ ಅಥವಾ ಒದ್ದೆಯಾದ ಮರದ ಮೇಲಾದರೂ ಸರಿ ಅಂಟಿಕೊಂಡ್ರೆ ಸಾಕು, ಗಾಳಿ ಮಳೆ ಬಂದ್ರೂ ಬಿದ್ದ ಹೋಗೋದಿಲ್ಲ, ಅಷ್ಟು ಸ್ಟ್ರಾಂಗ್ ಆಗಿ ಇರುವಂತದ್ದು. ಇನ್ನು ಈ ಹಾರುವ ಕಪ್ಪೆಗಳು ತುಂಬಾ ಸೂಕ್ಷ್ಮ ಜೀವಿಗಳು. ಇವುಗಳು ಬದುಕೋಕೆ ದಟ್ಟವಾದ ಮರಗಳು ಹಾಗೆ ಕಲುಷಿತಗೊಳ್ಳದ ಶುದ್ಧವಾದ ನೀರಿನ ಹಳ್ಳಗಳು ಬೇಕೇ ಬೇಕು. ಕಾಡಿನಲ್ಲಿ ಹಾರುವ ಕಪ್ಪೆಗಳು ಹೆಚ್ಚಾಗಿದೆ ಅಂದ್ರೆ ಆ ಕಾಡಿನ ಪರಿಸರ ಅತ್ಯಂತ ಆರೋಗ್ಯಕರವಾಗಿದೆ ಅಂತ, ಅಲ್ಲಿನ ನೀರು ಶುದ್ಧವಾಗಿದೆ ಅಂತ ಅರ್ಥ. ಕಾಡು ನಾಶವಾದ್ರೆ ಇವು ತಕ್ಷಣ ಕಣ್ಮರೆಯಾಗುತ್ತೆ. ಸೊ ನಮ್ಮ ಮಲ್ಬಾರ್ ಗ್ಲೈಡಿಂಗ್ ಫ್ರಾಗ್ ಕೇವಲ ಹಾರೋ ಜಾದುಗಾರ ಮಾತ್ರ ಅಲ್ಲ, ಬೆಡ್ರೂಮ್ ಸೆಟಪ್ ಮಾಡೋದ್ರಲ್ಲೂ ಎಕ್ಸ್ಪರ್ಟ್. ಮರದ ಮೇಲೇನೆ ನೊರೆಯ ಬೆಡ್ ರಾಡಿ ಮಾಡಿ ಸಂಸಾರವನ್ನ ಹೂಡುತ್ತೆ. ಮರಗಳೇ ಇಲ್ಲದಿದ್ರೆ ಇವುಗಳು ಹಾರೋದಾದ್ರೂ ಹೇಗೆ? ಇವುಗಳು ಹಾರಾಡಬೇಕಿದ್ರೆ ನಮ್ಮ ಮಲೆನಾಡಿನ ಕಾಡುಗಳು ಹಸಿರಾಗಿರ್ಬೇಕು ಅಲ್ವಾ ಕೇಳುಗರೆ? ಹಾಗಿದ್ರೆ ಮಲಬಾರ್ ಗ್ಲೈಡಿಂಗ್ ಅಥವಾ ಹಾರುವಂತಹ ಕಪ್ಪೆಗಳ ಬಗ್ಗೆ ಮತ್ತೊಂದಿಷ್ಟು ಮಾಹಿತಿಯನ್ನ ಹಂಚ್ಕೊಳ್ತೀನಿ. ಆದ್ರೆ ಅದಕ್ಕೂ ಮೊದಲು ಕಾರ್ಯಕ್ರಮದಲ್ಲಿ ಮತ್ತೊಂದು ವಿರಾಮವನ್ನ ತೆಗೆದುಕೊಂಡು ಇನ್ನೊಂದು ಗೀತೆಯನ್ನ ಕೇಳಿಕೊಂಡು ವಾಪಸ್ ಬನ್ನಿ. ನೀವು ಕೇಳ್ತಾ ಇರೋದು ಪರಿಸರ ಪರಿಚಯ ಕಾರ್ಯಕ್ರಮ, ನಾನು ನಿಮ್ಮ ಆರ್ಜೆ ಅರ್ಪಿತಾ. ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ.

0: ಹೇ, PUC ಅಂದ್ರೆ ಬರೀ ಸ್ಟಡಿ ಅಷ್ಟೇ ಅಲ್ಲ, ಇಟ್ಸ್ ಅಬೌಟ್ ಅವರ್ ಫ್ಯೂಚರ್.
1: ಆದ್ರೆ ಬೆಸ್ಟ್ ಕಾಲೇಜ್ ಚೂಸ್ ಮಾಡೋದು ಹೇಗೆ?
0: ಸಿಂಪಲ್, ಎಲ್ಲಿ ಬೆಸ್ಟ್ ಮೆಂಟರ್ಸ್ ಇರ್ತಾರೋ ಅಲ್ಲಿಗೆ ಹೋಗ್ಬೇಕು.
2: ಹಾಗಾದ್ರೆ ಶಿವಮೊಗ್ಗದ ಗಂಗೋತ್ರಿ ಇಂಡಿಪೆಂಡೆಂಟ್ PU ಕಾಲೇಜ್ಗೆ ಬನ್ನಿ.
3: ಗಂಗೋತ್ರಿ ಕಾಲೇಜ್ ಅಲ್ಲಿ ಸ್ಪೆಷಲ್ ಏನಿದೆ?
2: ಅಲ್ಲಿರೋದು ಬರೀ ಟೀಚರ್ಸ್ ಅಲ್ಲ, ರಿಯಲ್ IIT ಮೆಂಟರ್ಸ್. ಮುಂಬೈ, ರಾಂಚಿ, ತಿರುಪತಿ IIT ಬಂದಿರೋ ನುರಿತ ತಜ್ಞರಿಂದ PCMB ಮತ್ತು ವಾಣಿಜ್ಯ ವಿಭಾಗದ ಪಾಠ ನಡೆಯುತ್ತೆ. ಅದರ ಜೊತೆಗೆ ಇಂಟಿಗ್ರೇಟೆಡ್ ಕೋಚಿಂಗ್ ಕೂಡ ಇದೆ. JEE, NEET ಮತ್ತು KCET ನಲ್ಲಿ ಟಾಪ್ ರಿಸಲ್ಟ್ಸ್ ಗ್ಯಾರಂಟಿ.
3: ವಾವ್, ಅಂದ್ರೆ ಫ್ಯೂಚರ್ ಪ್ರೂಫ್ ಅಂತ ಆಯ್ತು.
2: ಖಂಡಿತ, ಫ್ಯೂಚರ್ ಡಿಮ್ಯಾಂಡ್ಗೆ ತಕ್ಕಂತೆ AI ಮತ್ತು ರೋಬೋಟಿಕ್ಸ್ ಸಬ್ಜೆಕ್ಟ್ಗಳು ಇವೆ. ಜೊತೆಗೆ ಸ್ಮಾರ್ಟ್ ಕ್ಲಾಸ್ ರೂಮ್ಸ್, ಹೈಟೆಕ್ ಲ್ಯಾಬ್ಸ್ ಮತ್ತು ಸುರಕ್ಷಿತವಾದ ಹಾಸ್ಟೆಲ್ ಸೌಲಭ್ಯ ಕೂಡ ಇದೆ. ಗಂಗೋತ್ರಿ ಅಂದ್ರೆ ಇಟ್ಸ್ ನಾಟ್ ಜಸ್ಟ್ ಎ ಕಾಲೇಜ್, ಇಟ್ಸ್ ಎ ಫ್ಯೂಚರ್ ಬಿಲ್ಡರ್.
4: ಅಡ್ಮಿಷನ್ಸ್ ಓಪನ್ ಫಾರ್ 2026 and 27. ಹಾಗಾದ್ರೆ ತಡ ಯಾಕೆ, ತಕ್ಷಣ ಎನ್ರೋಲ್ ಮಾಡಿ.
2: ಗಂಗೋತ್ರಿ ಇಂಡಿಪೆಂಡೆಂಟ್ PU ಕಾಲೇಜ್, ಮ್ಯಾಮ್ಕೂಸ್ ಬಿಲ್ಡಿಂಗ್, ಕೋಟೆ ರಸ್ತೆ, ಶಿವಮೊಗ್ಗ. ಹೆಚ್ಚಿನ ಮಾಹಿತಿಗಾಗಿ ಕರೆ ಮಾಡಿ 9035588244 ಅಥವಾ 8884082.
4: ಗಂಗೋತ್ರಿ ಇಂಡಿಪೆಂಡೆಂಟ್ PU ಕಾಲೇಜ್, ವಿ ಬಿಲ್ಡ್ ಎಕ್ಸಲೆನ್ಸ್ ಇನ್ ಎಜುಕೇಶನ್.
0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
5: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ವಿರಾಮದ ನಂತರ ಕಾರ್ಯಕ್ರಮಕ್ಕೆ ಇನ್ನೊಮ್ಮೆ ಸ್ವಾಗತ. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ಪರಿಸರ ಪರಿಚಯ ಕಾರ್ಯಕ್ರಮ. ಕಾರ್ಯಕ್ರಮ ನಡೆಸಿಕೊಡ್ತಾ ಇರೋದು ನಾನು ನಿಮ್ಮ RJ ಅರ್ಪಿತಾ. ಕೇಳುಗರೆ, ಇವತ್ತಿನ ಪರಿಸರ ಪರಿಚಯ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ಹಾರೋ ಹಕ್ಕಿ ಬಗ್ಗೆ ಅಲ್ಲ, ಹಾರುವಂತಹ ಕಪ್ಪೆಗಳ ಬಗ್ಗೆ ಮಾಹಿತಿಯನ್ನು ಹಂಚಿಕೊಳ್ಳೋಣ ಅಂತ. ಹೌದು, ಹಾರುವ ಕಪ್ಪೆಗಳು ಜಗತ್ತಿನಲ್ಲೇ ವಿಶೇಷವಾದಂತಹ ಜೀವಿಗಳು. ಇನ್ನು ಹಾರುವ ಕಪ್ಪೆಗಳು ಜಗತ್ತಿನಲ್ಲಿ ಹೆಣ್ಣು ಕಪ್ಪೆಗಳು ಗಂಡು ಕಪ್ಪೆಗಳಿಗಿಂತ ಗಾತ್ರದಲ್ಲಿ ತುಂಬಾ ದೊಡ್ಡದಾಗಿರುತ್ತೆ. ಹೆಣ್ಣು ಕಪ್ಪೆ ಸುಮಾರು 3-4 inches ಉದ್ದವಿದ್ರೆ ಗಂಡು ಕಪ್ಪೆ ಕೇವಲ 2 inches ಅಂದ್ರೆ ಹೆಣ್ಣು ಕಪ್ಪೆಯ ಅರ್ಧದಷ್ಟು ಮಾತ್ರ. ಮೊಟ್ಟೆ ಇಡೋ ಸಮಯದಲ್ಲಿ ಹೆಣ್ಣು ಕಪ್ಪೆಗೆ ಗಂಡು ಕಪ್ಪೆಯನ್ನ ತನ್ನ ಬೆನ್ನಿನ ಮೇಲೆ ಹೊತ್ಕೊಂಡು ಮರ ಹತ್ತತ್ತೆ. ನಾನಾಗ್ಲೇ ಹೇಳ್ದ ಹಾಗೆ ಇದು ಮರದ ಎಲೆಯ ಮೇಲೆ ಬಿಳಿ ನೊರೆಯ ಗೂಡನ್ನ ಕಟ್ಟತ್ತೆ. ಆದ್ರೆ ಮಲೆನಾಡಿನ ಬಿಸಿಲಿಗೆ ಆ ನೊರೆ ಒಣಗ ಹೋಗೋದಿಲ್ವಾ ಅಂತ ನೀವು ಕೇಳೋದಾದ್ರೆ, ಇಲ್ಲ, ಈ ನೊರೆಯನ್ನ ಹೆಣ್ಣು ಕಪ್ಪೆ ತನ್ನ ದೇಹದ ವಿಶೇಷ ದ್ರವದಿಂದ ತಯಾರು ಮಾಡುತ್ತೆ. ಇದರ ಹೊರಪದರ ಗಾಳಿಗೆ ಸಿಕ್ಕಿ ಸ್ವಲ್ಪ ಗಟ್ಟಿಯಾಗತ್ತೆ, ಆದ್ರೆ ಒಳಗಿನ ಭಾಗದಲ್ಲಿ ಜೆಲ್ಲಿನ ತರಹ ತೇವಾಂಶ ಇದ್ದೇ ಇರುತ್ತೆ. ಇನ್ನು ಇದು ಮೊಟ್ಟೆಗಳಿಗೆ AC ತರಹ ತಂಪಾದ ವಾತಾವರಣವನ್ನ ಕೊಡುತ್ತೆ. ಕಾಡಿನ ಪಕ್ಷಿಗಳಿಗೆ ಅಥವಾ ಬೇರೆ ಕೀಟಗಳಿಗೆ ಒಳಗಡೆ ಮೊಟ್ಟೆ ಇರೋದೇ ಗೊತ್ತಾಗೋದಿಲ್ಲ, ಅದು ಕೇವಲ ಸೋಪಿನ ನೊರೆ ಅಂತಕೊಂಡು ಹೊರಟು ಹೋಗುತ್ತೆ. ಎಷ್ಟು ಚಾಣಾಕ್ಷತನದಿಂದ ತನ್ನ ಮೊಟ್ಟೆಯನ್ನ ಕಾಪಾಡಿಕೊಳ್ಳುತ್ತೆ ಅಲ್ವಾ. ಹೌದು, ಇನ್ನು ಇವುಗಳು ಮರದಿಂದ ಜಂಪ್ ಮಾಡುವಾಗ ಕೇವಲ ಕೆಳಗ್ ಬೀಳೋದಿಲ್ಲ, ಗಾಳಿಯ ದಿಕ್ಕನ್ನ ಕೂಡ ನಿಯಂತ್ರಿಸುತ್ತೆ. ಇವುಗಳ ದೇಹದ ತೂಕ ಅತ್ಯಂತ ಹಗುರವಾಗಿರುತ್ತೆ. ಇವು ಜಂಪ್ ಮಾಡಿದಾಗ ತಮ್ಮ 4 ಕಾಲುಗಳನ್ನ ಅಗಲವಾಗಿ ಚಾಚಿ ದೇಹವನ್ನ ಪ್ಯಾರಚೂಟ್ ಆಕಾರಕ್ಕೆ ತರುತ್ತೆ. ಗಾಳಿಯ ಒತ್ತಡವನ್ನ ಬಳಸಿ ಜಂಪ್ ಮಾಡಿದ ಜಾಗದಿಂದ ಸುಮಾರು 45 degrees ಕೋನದಲ್ಲಿ ತೇಲುತ್ತಾ ಸಾಗುತ್ತೆ. ಅಷ್ಟೇ ಅಲ್ಲ, ಗಾಳಿಯಲ್ಲಿ ತಮ್ಮ ದಿಕ್ಕನ್ನು ಕೂಡ ಬದಲಾಯಿಸುವ ಅದ್ಭುತ ಸಾಮರ್ಥ್ಯ ಇವುಗಳಿಗಿದೆ. ಇನ್ನು ಜಿಟಿ ಜಿಟಿ ಮಳೆಯೇ ಇವುಗಳ ರೊಮ್ಯಾಂಟಿಕ್ ಸೀಸನ್ ಅಂತ ಹೇಳ್ಬೋದು. ಹೌದು, ಇವು ವರ್ಷ ಪೂರ್ತಿ ದಟ್ಟ ಕಾಡಿನ ಮರಗಳ ಮೇಲೆಯೇ ಕಳೆಯುತ್ತೆ. ಜನರಿಗೆ ಇವು ಹೆಚ್ಚಾಗಿ ಕಾಣಿಸೋದೇ ಇಲ್ಲ. ಆದ್ರೆ ಯಾವಾಗ ಜೂನ್ ಜುಲೈ ತಿಂಗಳಲ್ಲಿ ಮಲೆನಾಡಿಗೆ ಮುಂಗಾರು ಮಳೆ ಪ್ರವೇಶ ಮಾಡುತ್ತೋ ಆಗ ಇವುಗಳ ಸೌಂಡ್ ಕಾಡಿನಲ್ಲಿ ಜಾಸ್ತಿ ಆಗುತ್ತೆ. ಗಂಡು ಕಪ್ಪೆಗಳು ಹೆಣ್ಣು ಕಪ್ಪೆಯನ್ನ ಆಕರ್ಷಿಸೋಕೆ ಮರದ ಮೇಲಿಂದ ಸಣ್ಣದಾಗಿ ಕ್ಲಕ್ ಕ್ಲಕ್

ಕಂತ ವಿಭಿನ್ನವಾಗಿ ಶಬ್ದ ಮಾಡುತ್ತೆ. ಆದ್ರೂ ಕೇಳುಗರೆ, ನಮ್ಮ ಮಲೆನಾಡಿನಲ್ಲಿ ಹಾರು ಕಪ್ಪೆಗಳ ಲೈಫು ಒಂಥರ ಡಿಫ್ರೆಂಟ್ ಅಲ್ವಾ? ಹೌದು, ಇಲ್ಲಿ ಹೆಣ್ಣು ಕಪ್ಪೆನೆ ಬಾಸ್ ಕಂಟ್ರಿ. ಗಂಡು ಕಪ್ಪೆಯನ್ನ ಬೆನ್ನು ಮೇಲೆ ಕೂರಿಸ್ಕೊಂಡು ಮರ ಹತ್ತೋ ಕೆಪಾಸಿಟಿ ಇದಕ್ಕಿದೆ. ಗಂಡಸರು ಅಷ್ಟೇ ಅಲ್ಲ, ಪ್ರಕೃತಿಯಲ್ಲಿ ಹೆಣ್ಣು ಕಪ್ಪೆಗಳು ಕೂಡ ಸ್ಟ್ರಾಂಗ್ ಕಂಟ್ರೋ ಅಂತ ಈ ಕಪ್ಪೆ ನಿರೂಪಿಸ್ತಾ ಇದೆ. ಸೊ ಹಾಗಿದ್ರೆ ಪ್ರಾಣಿ ಪಕ್ಷಿಗಳಲ್ಲಿ ಕೂಡ ಕೆಲವೊಮ್ಮೆ ಹೆಣ್ಣು ಪ್ರಾಣಿ, ಹೆಣ್ಣು ಪಕ್ಷಿ, ಹೆಣ್ಣು ಜೀವಿಗಳು ಕೂಡ ಸ್ಟ್ರಾಂಗ್ ಆಗಿರುತ್ತೆ. ಇನ್ನು ನಮ್ಮ ಮಲೆನಾಡಿನಲ್ಲಿ ಹೆಚ್ಚಾಗಿ ಕಾಣುವಂತ ಈ ಹಾರು ಕಪ್ಪೆಗಳನ್ನ ನೀವು ಒಮ್ಮೆ ನೋಡಿ. ನೀವು ಎಲ್ಲಾದರೂ ನೋಡಿದ್ರೆ ನೋಡಿದೀನಿ ಅರ್ಪಿತಾ ನಾನು ಕೂಡ ಅಂತ ಒಂದು ಮೆಸೇಜ್ ಮಾಡಿ ಕಳಿಸಿ ಆಯ್ತಾ? ಒಟ್ಟಾರೆ ಇದರೊಂದಿಗೆ ಕಾರ್ಯಕ್ರಮ ಮುಗಿಸೋ ಸಮಯ ಕೂಡ ಬಂತು. ಕಾರ್ಯಕ್ರಮ ಹೇಗನ್ನಿಸ್ತು? ಕಾರ್ಯಕ್ರಮ ಕುರಿತು ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನ 9686096279 ಸಂಖ್ಯೆ ಮತ್ತೊಮ್ಮೆ 9686096279 ಈ ಸಂಖ್ಯೆ ಕಳಿಸಿ ಅಂತ ತಿಳಿಸ್ತಾ ನಾನು ನಿಮ್ಮ ಆರ್ಜೆ ಅರ್ಪಿತಾ ಮತ್ತೆ ಮುಂದಿನ ಕಾರ್ಯಕ್ರಮದಲ್ಲಿ ನಿಮ್ಮನ್ನ ಭೇಟಿಯಾಗ್ತೀನಿ. ಪರಿಸರದ ಬಗ್ಗೆ ಇನ್ನೊಂದಿಷ್ಟು ವಿಶೇಷವಾದ ಮಾಹಿತಿಯನ್ನ ಹಂಚಿಕೊಳ್ತೀನಿ. ಹಾಗಿದ ಮೇಲೆ ನಾನು ಹೋಗ್ ಬರ್ತೀನಿ. ಯಾವಾಗ್ಲೂ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ

0: ಹಾಯ್ ಯಾಶಿಕಾ, ಹೇಗಿದ್ಯಾ? ಹಬ್ಬಕ್ ಶಾಪಿಂಗ್ ಲಿಸ್ಟ್ ಎಲ್ಲ ರೆಡಿನಾ?
1: ಹೂನೆ, ರೆಡಿ ಆಗ್ತಾ ಇದೆ.
0: ಏ ಅದ್ಯಾಕೆ, ಬಜೆಟ್ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಆ ಯೋಚನೆ ಬಿಡು, ನಮ್ ಐಶ್ವರ್ಯ ಸಿಲ್ಕ್ಸ್ ಇದೆಯಲ್ಲ.
2: ಹೌದು, ದುರ್ಗಿಗುಡಿ ಮೇನ್ ರೋಡ್ ನಲ್ಲಿರೋ ಐಶ್ವರ್ಯ ಸಿಲ್ಕ್ಸ್ಗೆ ಒಂದ್ಸಲ ಭೇಟಿ ಕೊಡಿ. ಯಾಕಂದ್ರೆ ಇಲ್ಲಿಗೆ ಸೀರೆಗಳು ನೇರವಾಗಿ ನೇಕಾರರಿಂದಲೇ ಬರುತ್ತೆ. ಅಂದ್ರೆ ಅತ್ಯಂತ ಕಡಿಮೆ ಬೆಲೆಗೆ ಅಪ್ಪಟ ಸಿಲ್ಕ್ ನಿಮ್ಮದಾಗುತ್ತೆ. ಇನ್ನು ವೆರೈಟಿ ಬೇಕಾ? ಲಿಸ್ಟ್ ಕೇಳಿ. ಪ್ಯೂರ್ ಕಂಚಿ ಮತ್ತು ಬನಾರಸ್ ಸಿಲ್ಕ್, ಮೃದುವಾದ ಸಾಫ್ಟ್ ಸಿಲ್ಕ್, ಕ್ಲಾಸಿಕ್ ಮೈಸೂರ್ ಕ್ರೇಪ್, ಕಲರ್ಫುಲ್ ಬಾಂದಿನಿ ಮತ್ತು ಮಾಡೆಲ್ ಸೀರೆಗಳು. ಅಷ್ಟೇ ಅಲ್ಲ, ಮದುವೆ ಫಂಕ್ಷನ್ ಗಳಿಗೆ ಬೇಕಾದ ಗ್ರ್ಯಾಂಡ್ ಕಲೆಕ್ಷನ್ ಮತ್ತು ಗಿಫ್ಟ್ ಕೊಡೋಕೆ ಬೇಕಾದ ಫ್ಯಾನ್ಸಿ ಸೀರೆಗಳು ಇಲ್ಲಿ ರಾಶಿ ರಾಶಿ ಸಿಗುತ್ತೆ.
3: ಯಾರು ಮಧ್ಯವರ್ತಿಗಳಿಲ್ಲದೆ ಇರುವುದರಿಂದ ಬೆಲೆಯಲ್ಲಿ ಮೋಸವಿಲ್ಲ. ಅಪ್ಪಟ ಕಾಟನ್ ಇಂದ ಅದ್ಧೂರಿ ರೇಷ್ಮೆ ಸೀರೆವರೆಗೆ ಎಲ್ಲವೂ ಸಿಗುತ್ತೆ. ಮತ್ತೆ ತಡ, ಹಿಂದೆ ಬನ್ನಿ. ಐಶ್ವರ್ಯ ಸಿಲ್ಕ್ಸ್, ದುರ್ಗಿಗುಡಿ ಮುಖ್ಯ ರಸ್ತೆ, ಶಿವಮೊಗ್ಗ. ಸಿಕ್ಕಾಪಟ್ಟೆ ಶೆಕೆ ಆಗ್ತಿದೆ, ಸ್ವಲ್ಪ ಫ್ಯಾನ್ ಹಾಕೆ.
4: ನೀವೇ ಹೇಳ್ತೀರಾ ಪವರ್ ಮಿಲ್ ಜಾಸ್ತಿ ಬರುತ್ತೆ ಅಂತ.
3: ಇನ್ ಮುಂದೆ ಅದಕ್ಕೆಲ್ಲ ಯೋಚನೆ ಮಾಡ್ಬೇಡ್ವೆ, ಯಾಕಂದ್ರೆ ಟಾಟಾ ಪವರ್ ಸೋಲಾರ್ ರೂಫ್ ಹಾಕ್ಸ್ತಾ ಇದೀನಿ.
4: ಹಾಗಾದ್ರೆ ನಮ್ಮನೆಗೆ ಸೋಲಾರ್ ಹಾಕ್ಸೋದ್ರಿಂದ ಏನ್ ಪ್ರಯೋಜನ ಆಗತ್ತೀರಿ?
3: ನೋಡು, ನಮ್ಮನೆ ವಿದ್ಯುತ್ ನ ನಾವೇ ಉತ್ಪಾದಿಸ್ಕೊಳ್ಬಹುದು. ಇದರಿಂದ 25 ವರ್ಷಗಳ ಕಾಲ ಪವರ್ ಬಿಲ್ ಕಟ್ಟೋದೇ ಬೇಡ. ಜೊತೆಗೆ ಸೋಲಾರ್ ನ ಹಾಕ್ಸೋಕೆ ಕೇಂದ್ರ ಸರ್ಕಾರದ PM ಸೋಲಾರ್ ಘರ್ ಯೋಜನೆಯಿಂದ 78,000 ಸಬ್ಸಿಡಿ ಸಿಗುತ್ತೆ. ಅಷ್ಟಲ್ಲದೆ ಟಾಟಾ ಪವರ್ ಸೋಲಾರ್ ನಿಂದಲೇ ಪ್ಯಾನೆಲ್ ಜೊತೆಯಲ್ಲಿ ಸೋಲಾರ್ ನ ಎಲ್ಲಾ ಉಪಕರಣಗಳಿಗೆ ಟಾಟಾ ವಾರಂಟಿ ಜೊತೆ 25 ವರ್ಷದ ಪರ್ಫಾರ್ಮೆನ್ಸ್ ವಾರಂಟಿ ಕೂಡ ಸಿಗುತ್ತೆ.
4: ಹಾಗಾದ್ರೆ ಈ ಸೋಲಾರ್ ಹಾಕ್ಸೋದಕ್ಕೆ ದುಡ್ಡು ಎಲ್ಲಿಂದ ತರ್ತೀರಾ?
3: ಪ್ರಮುಖ ಬ್ಯಾಂಕ್ ಗಳಿಂದ ಕಡಿಮೆ ಬಡ್ಡಿ ದರದಲ್ಲಿ ದೀರ್ಘಾವಧಿ ಸಾಲ ಸೌಲಭ್ಯ ಕೂಡ ಸಿಗುತ್ತೆ. ಹಾಗಾದ್ರೆ ನೀವು ಸೋಲಾರ್ ಹಾಕ್ಸ್ಬೇಕು ಅಂದ್ರೆ ಹಿಂದೆ ಕಾಂಟ್ಯಾಕ್ಟ್ ಮಾಡಿ.
4: SS ಏಜೆನ್ಸೀಸ್, ಅಧಿಕೃತ ಮಾರಾಟಗಾರರು ಟಾಟಾ ಪವರ್ ಸೋಲಾರ್, ಗಾಂಧಿನಗರ ಮುಖ್ಯ ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9449864798. ಸಂಖ್ಯೆ ಮತ್ತೊಮ್ಮೆ 9449846798.
3: 22 ವರ್ಷಗಳಿಂದ ಮಲೆನಾಡು ಸೀಮೆಯಲ್ಲಿ ಅತಿ ಹೆಚ್ಚು ಸೋಲಾರ್ ಅಳವಡಿಸಿರುವ SS ಏಜೆನ್ಸಿಯನ್ನು ಹಿಂದೆ ಸಂಪರ್ಕಿಸಿ.
5: ಎಲ್ಲರಿಗೂ ನಮಸ್ಕಾರ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ RJ ಸ್ಮೈಲಿಂಗ್ ಶ್ವೇತಾ. ಸ್ನೇಹಿತರೆ, ಪ್ರತಿ ವರ್ಷ May 31 ವಿಶ್ವ ತಂಬಾಕು ರಹಿತ ದಿನವನ್ನ ಆಚರಿಸಲಾಗುತ್ತೆ. ನಮಗೆಲ್ಲ ಗೊತ್ತಿರೋ ಹಾಗೆ ಆರೋಗ್ಯವೇ ಭಾಗ್ಯ. ಆದ್ರೆ ಇವತ್ತಿನ ದಿನಗಳಲ್ಲಿ ಈ ಭಾಗ್ಯವನ್ನ ನಾವೇ ಕೈಯಾರೆ ಹಾಳ್ ಮಾಡ್ಕೊಳ್ತಿದ್ದೀವ ಅನ್ನೋ ಅನುಮಾನ ಕಾಡ್ತಾ ಇದೆ. ಯಾಕಂದ್ರೆ ಜಗತ್ತಿನಲ್ಲಿ ಪ್ರತಿ ವರ್ಷ ಲಕ್ಷಾಂತರ ಜನ ಕೇವಲ ಈ ತಂಬಾಕು ಸೇವನೆಯಿಂದಲೇ ಪ್ರಾಣ ಕಳ್ಕೊಳ್ತಾ ಇದ್ದಾರೆ. ಸ್ನೇಹಿತರೆ, ಒಂದು ಕಡೆ ಕ್ಯಾನ್ಸರ್ನಂತಹ ಭಯಾನಕ ಕಾಯಿಲೆಗಳು, ಇನ್ನೊಂದು ಕಡೆ ನಮ್ಮ ಉಸಿರಾಟದ ಮೇಲಾಗುವ ದಾಳಿ. ಸಿಗರೇಟ್, ಬೀಡಿ ಅಥವಾ ಗುಟ್ಕಾ, ಈ ರೂಪದಲ್ಲಿ ಯಾವುದಾದ್ರೂ ಸರಿ, ಅದು ಕೊಡುವ ಅಂತ್ಯ ಮಾತ್ರ ತುಂಬಾನೇ ಕಹಿ ಅಂತಾನೆ ಹೇಳಬಹುದು. ಹಾಗಾದ್ರೆ ಈ ವಿಷವರ್ತುಲದಿಂದ ಹೊರ ಬರೋದು ಹೇಗೆ, ನಮ್ಮ ಆರೋಗ್ಯವನ್ನ ನಾವು ಹೇಗೆ ಕಾಪಾಡಿಕೊಳ್ಬೇಕು ಅನ್ನೋದ್ರ ಬಗ್ಗೆ ಸವಿಸ್ತಾರವಾಗಿ ಮಾತಾಡಲಿಕ್ಕೆ ನಮ್ಮ ಶಿವಮೊಗ್ಗದ ನಂಜಪ್ಪ ಲೈಫ್ ಕೇರ್ ಹಾಸ್ಪಿಟಲ್ನಲ್ಲಿ ಕಳೆದ 12 ವರ್ಷಗಳಿಂದ ಕನ್ಸಲ್ಟೆಂಟ್ ಮೆಡಿಕಲ್ ಆಂಕಾಲಜಿಸ್ಟ್ ವಿಭಾಗದಲ್ಲಿ ಕಾರ್ಯನಿರ್ವಹಿಸ್ತಾ ಇರುವಂತಹ ಕ್ಯಾನ್ಸರ್ ತಜ್ಞರಾದ ಡಾಕ್ಟರ್ ನಮ್ರತಾ ಉಡ್ಪ ಅವರು ನಮ್ಮ ಜೊತೆಯಲ್ಲಿದ್ದಾರೆ. ಅವರಿಗೆ ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಮಸ್ತೆ ಡಾಕ್ಟರ್.
6: ನಮಸ್ಕಾರ
5: ಡಾಕ್ಟರ್. ಇವತ್ತು ನಾವು ವಿಶ್ವ ತಂಬಾಕು ರಹಿತ ದಿನದ ಬಗ್ಗೆ ಮಾತನಾಡ್ತಾ ಇದ್ದೀವಿ. ನಾವು ದಿನ ನೋಡ್ತಾ ಇರ್ತೀವಿ, ಪ್ರತಿಯೊಂದು ಸಿಗರೇಟ್ ಪ್ಯಾಕೆಟ್ ಮೇಲೂ ಕೂಡ ಇದು ಜೀವಕ್ಕೆ ಅಪಾಯಕಾರಿ ಅಂತ ಬರೆದಿರ್ತಾರೆ. ಇದು ವಿಷಕಾರಿ ಅಂತ ತಿಳಿದಿದ್ರು ಕೂಡ ಜನರು ಇದನ್ನ ಬಳಸ್ತಾರೆ. ಸೊ ಹಾಗಾಗಿ ಈ ತಂಬಾಕು ಸೇವನೆಯಿಂದ ಆರೋಗ್ಯದ ಮೇಲೆ ಯಾವೆಲ್ಲ ಪರಿಣಾಮ ಬೀರುತ್ತೆ, ಹಾಗೆ ವಿಶ್ವ ತಂಬಾಕು ರಹಿತ ದಿನದ ಮಹತ್ವವೇನು, ಈ ವರ್ಷದ ಥೀಮ್ ಏನು ಅಂತ ಹೇಳ್ಬೋದಾ ಡಾಕ್ಟರ್?
6: ತಂಬಾಕು ರಹಿತ ದಿನ ಅಥವಾ ವರ್ಲ್ಡ್ ನೋ ಟೊಬ್ಯಾಕೋ ಡೇ ಅನ್ನೋದನ್ನ ಪ್ರತಿ ವರ್ಷ May 31 ಆಚರಿಸ್ತಾರೆ. ಇದು ತಂಬಾಕಿನ ದುಷ್ಪರಿಣಾಮಗಳ ಬಗ್ಗೆ ಅವೇರ್ನೆಸ್ ಪಬ್ಲಿಕ್ ಅಲ್ಲಿ ಕ್ರಿಯೇಟ್ ಮಾಡೋದಕ್ಕೆ ಮತ್ತೆ ಈಗಾಗಲೇ ಅದರಿಂದ ಸಫರ್ ಮಾಡ್ತಿರೋರಿಗೆ ಹೆಲ್ಪ್ ಮಾಡೋದಕ್ಕೆ ತುಂಬಾ ಸಹಾಯಕ. ಪ್ರತಿ ವರ್ಷ ಒಂದೊಂದು ಥೀಮ್ ಇರುತ್ತೆ ಇದಕ್ಕೆ. ಈ ವರ್ಷ ಅದರ ಥೀಮ್, 2026 ಥೀಮು ಅನ್ಮಾಸ್ಕಿಂಗ್ ದ ಅಪೀಲ್, ಕೌಂಟ್ರಿಂಗ್ ನಿಕೋಟಿನ್ ಅಂಡ್ ಟೊಬ್ಯಾಕೋ ಅಡಿಕ್ಷನ್ ಅಂತ. ಅಂದರೆ ನಿಕೋಟಿನ್ ಅನ್ನೋದು ಒಂದು ಅಡಿಕ್ಟಿವ್ ಸಬ್ಸ್ಟೆನ್ಸು, ತಂಬಾಕು ಒಳಗಡೆ ಐ ಮೀನ್ ಈ ಸ್ಮೋಕ್ ಸಿಗರೇಟ್ ಒಳಗಡೆ ಇರುತ್ತೆ. ಇದು ಪುನಃ ವ್ಯಕ್ತಿ ತಂಬಾಕಿನ ಹತ್ರ ಅಥವಾ ಸಿಗರೇಟ್ ಹತ್ರ ಹೋಗುವಂತೆ ಮಾಡುವ ಒಂದು ಅಡಿಕ್ಟಿವ್ ಸಬ್ಸ್ಟೆನ್ಸು. ಇದು ಹೇಗೆ ನಾವು ನಿಕೋಟಿನ್ ಮತ್ತು ಟೊಬ್ಯಾಕೋ ಅಡಿಕ್ಷನನ್ನು ಕೌಂಟರ್ ಮಾಡೋದು ಅನ್ನೋದು ಈ ವರ್ಷದ ಥೀಮ್.
1: ಓಕೆ ಡಾಕ್ಟರ್, ಈ ತಂಬಾಕಿನಿಂದ ಉಂಟಾಗ್ತಾ ಇರೋ ನಿಜವಾದ ಆರೋಗ್ಯದ ಹೊರೆ ಎಷ್ಟು ದೊಡ್ಡದಿದೆ ಡಾಕ್ಟರ್?
6: ಹೌದು, ತುಂಬ ಹೊರೆ ಇದರಿಂದ ಆಗ್ತಾ ಇದೆ. ಪ್ರತಿ ವರ್ಷ 8 ಮಿಲಿಯನ್ ಅಥವಾ 80 ಲಕ್ಷ ಜನ ವಿಶ್ವದಾದ್ಯಂತ ತಂಬಾಕಿನಿಂದ ನೇರವಾಗಿ ಸಾವಿಗೆ ಒಳಗಾಗುತ್ತಾರೆ. ಅಥವಾ ಇದರಲ್ಲಿ ಇಂಡಿಯಾದಲ್ಲಿ ಇದರ ಪ್ರಮಾಣ ಪ್ರತಿ ವರ್ಷ 10 ಲಕ್ಷ ಜನ ಅಥವಾ 1 ಮಿಲಿಯನ್ ಜನ ಇದರಿಂದ ಸಾಯ್ತಾ ಇದ್ದಾರೆ ಅಂತ ಹೇಳಬಹುದು. 13 ಲಕ್ಷ ಜನ ನಾನ್ ಸ್ಮೋಕರ್ಸ್ ಕೂಡ, ಈಗ ನಾನು ನೀವು ಸ್ಮೋಕ್ ಮಾಡೋದಿಲ್ಲ, ಬಟ್ ನಾನ್ ಸ್ಮೋಕರ್ಸ್ ಕೂಡ ಇದರ ಸೆಕೆಂಡ್ ಹ್ಯಾಂಡ್ ಸ್ಮೋಕನ್ನು ತಗೊಳ್ತಾ ಇದ್ದಾರೆ ಅಂತ ಹೇಳೋದು ತುಂಬ ಆಘಾತಕಾರಿ ಅಂಶ. 27-29% ಅಡಲ್ಟ್ಸ್ ಟೊಬ್ಯಾಕೋ ಇಂಡಿಯಾದಲ್ಲಿ ಯೂಸ್ ಮಾಡ್ತಾ ಇದ್ದಾರೆ. ಇದು ಒಂದು ತುಂಬ ಯುನೀಕ್ ಚಾಲೆಂಜ್, ಯಾಕೆಂದರೆ ಬರೀ ಇದು ಸ್ಮೋಕಿಂಗ್ ಫಾರ್ಮ್ಸ್ ಆಫ್ ಟೊಬ್ಯಾಕೋ ಒಂದರಲ್ಲೇ ಇರೋದಿಲ್ಲ, ಸ್ಮೋಕ್ಲೆಸ್ ಫಾರ್ಮ್ಸಲ್ಲಿ ಕೂಡ ಇರುತ್ತೆ. ಗುಟ್ಕಾ, ಖೈನಿ, ಜರ್ದಾ, ಪಾನ್ ಮಸಾಲ ಇವನ್ನೆಲ್ಲ ಯೂಸ್ ಮಾಡೋರು ತುಂಬ ಜನ ಇದ್ದಾರೆ. ಇದು ತುಂಬ ದೊಡ್ಡ ಎಕನಾಮಿಕ್ ಬರ್ಡನ್ ಕ್ರಿಯೇಟ್ ಮಾಡುತ್ತೆ ಫ್ಯಾಮಿಲೀಸ್ಗಳಿಗೆ, ಮತ್ತು ಇದು ಹೆಲ್ತ್ ಕೇರ್ ಬರ್ಡನ್ ಕೂಡ ಆಗಿದೆ.
1: ಹಾಗಿದ್ರೆ ಡಾಕ್ಟರ್, ಜಾಗತಿಕವಾಗಿ ಮತ್ತು ಭಾರತದಲ್ಲಿ ತಂಬಾಕು ಬಳಕೆಯ ಪ್ರಮಾಣ ಹೇಗಿದೆ ಅಂತ ಹೇಳ್ಬೋದಾ?
6: 1 ಬಿಲಿಯನ್, ಈಗ ವಿಶ್ವದ ಜನಸಂಖ್ಯೆ 8 ಬಿಲಿಯನ್, 800 ಕೋಟಿ, ಅದರಲ್ಲಿ ಮೋರ್ ದೆನ್ 1 ಬಿಲಿಯನ್ ಜನ ಟೊಬ್ಯಾಕೋನ ವಿಶ್ವದಾದ್ಯಂತ ಯೂಸ್ ಮಾಡ್ತಾ ಇದ್ದಾರೆ. ಇಂಡಿಯಾದಲ್ಲಿ ಇನ್ನೂ ಸರಳ ಮಾಡಿ ಹೇಳಬೇಕು ಅಂತ ಹೇಳಿದರೆ 1 in 4 ಪೀಪಲ್, ಪ್ರತಿ 4 ರಲ್ಲಿ ಒಬ್ಬರು ತಂಬಾಕನ್ನ ಯೂಸ್ ಮಾಡ್ತಾ ಇದ್ದಾರೆ ಅಂತ ಹೇಳಬಹುದು. ಇನ್ನು ಪುಟ್ಟ ಮಕ್ಕಳಲ್ಲಿ ಅಡಾಲಸೆಂಟ್ಸ್, ಈಗ 13-15 ಅಥವಾ 18 ಇಯರ್ಸ್ ವರ್ಗೂ 8.5%, 8-9% ಜನ ಇದನ್ನು ಯೂಸ್ ಮಾಡ್ತಾ ಇದ್ದಾರೆ. ಪ್ರತಿ 100 ಮಕ್ಕಳಲ್ಲಿ 8-9 ಮಕ್ಕಳು ಇದನ್ನು ಯೂಸ್ ಮಾಡ್ತಾ ಇದ್ದಾರೆ. ಗಂಡು ಮಕ್ಕಳಲ್ಲಿ ಹೇಳೋದಾದರೆ ಒಂದು 10-15 ಅಂತಲೇ ಹೇಳ್ಬೋದು. ಇದು ಕೂಡ ತುಂಬ ಆಘಾತಕಾರಿ ಅಂಶ.
1: ಈಗ ಸಾಮಾನ್ಯವಾಗಿ ಯಾವ ರೂಪಗಳಲ್ಲಿ ತಂಬಾಕನ್ನು ಯೂಸ್ ಮಾಡಲಾಗುತ್ತೆ ಅಂತ ಹೇಳ್ಬೋದಾ?
6: ನಾನು ಆಗಲೇ ಹೇಳಿದ ಹಾಗೆ ಸ್ಮೋಕಿಂಗ್ ಫಾರ್ಮ್ಸ್ ಮತ್ತು ಸ್ಮೋಕ್ಲೆಸ್ ಫಾರ್ಮ್ಸ್ ಅಂತ ಇರುತ್ತೆ. ಈ ಸ್ಮೋಕಿಂಗ್ ಫಾರ್ಮ್ಸ್ ಅಂದರೆ ಈ ಸಿಗರೇಟು, ಬೀಡಿ, ಸಿಗಾರು, ಹುಕ್ಕ, ಪೈಪು ಈ ಥರ ಎಲ್ಲ ಯೂಸ್ ಮಾಡ್ತಾರೆ. ಈ ಸ್ಮೋಕ್ಲೆಸ್ ಫಾರ್ಮ್ಸಲ್ಲಿ ಈ ಜಗಿಯೋದು, ಈ ಗಮ್ಮು, ಪೇಸ್ಟು, ಈ ಗುಟ್ಕಾ, ಕೈನಿ, ಜರ್ದಾ, ಪಾನ್ ಮಸಾಲ, ಮಿಶ್ರಿ ಈ ಥರದ್ದೆಲ್ಲ ಫಾರ್ಮ್ಸಲ್ಲಿ ಯೂಸ್ ಮಾಡ್ತಾರೆ.
1: ಓಕೆ ಡಾಕ್ಟರ್, ಈಗ ಹೆಚ್ಚಿನ ಜನರು ತಂಬಾಕನ್ನು ಕೇವಲ ಶ್ವಾಸಕೋಶದ ಕ್ಯಾನ್ಸರ್ಗೆ ಮಾತ್ರ ಜೋಡಿಸ್ತಾರೆ. ತಂಬಾಕು ಬಳಕೆಯಿಂದ ಬರೋ ಬೇರೆ ಬೇರೆ ಕಾಯಿಲೆಗಳು ಯಾವುದು ಅಂತ ಹೇಳ್ಬೋದಾ?
6: ಕ್ಯಾನ್ಸರ್ ಒಂದು ಲಾಂಗ್ ಟರ್ಮ್ ಕಾನ್ಸಿಕ್ವೆನ್ಸ್ ಅದರದ್ದು.
1: ಓಕೆ,
6: ಇಮಿಡಿಯೇಟ್ ಆಗಿ ತುಂಬ ದುಷ್ಪರಿಣಾಮಗಳು ದೇಹದ ಮೇಲೆ ತಂಬಾಕಿನಿಂದ ಆಗುತ್ತೆ. ಈಗ ತಂಬಾಕು ಸೇವನೆ ಮಾಡಿದ ನಂತರ ನೀವು ತಕ್ಷಣ ಒಂದು ವ್ಯಕ್ತಿದು ಪಲ್ಸ್ ಆಗಲಿ ಬಿ ಪಿ ಆಗಲಿ ಮೆಜರ್ ಮಾಡಿದರೆ ಅದು ಡೆಫಿನೆಟ್ಲಿ ಹೈಯರ್ ಇರುತ್ತೆ, ಬೇರೆಯವ್ರಿಗಿಂತ ಜಾಸ್ತಿ ಇರುತ್ತೆ. ಆಮೇಲೆ ರಕ್ತದಲ್ಲಿ ಆಮ್ಲಜನಕ ಅಥವಾ ಆಕ್ಸಿಜನ್ ಪ್ರಮಾಣ ಕಡಿಮೆ ಆಗುತ್ತೆ. ಆಮೇಲೆ ಈ ಬೇರೆ ನಾನ್ ಕಮ್ಯುನಿಕೇಬಲ್ ಡಿಸೀಸಸ್ ಅಂತ ಹೇಳ್ತೀವಿ, ಈಗ ಕಂಟಿನ್ಯೂಸ್ ಆಗಿ ತಂಬಾಕನ್ನು ಯೂಸ್ ಮಾಡ್ತಾ ಇದ್ದರೆ ಸ್ಮೋಕರ್ಸ್ ಕಾಫ್ ಅಂತ ಹೇಳ್ತೀವಿ, ಈಗ ಕೆಮ್ಮಕ್ಕೆ ಶುರು ಮಾಡ್ತಾರೆ. ಆಮೇಲೆ ಲಾಂಗ್ ಟರ್ಮ್ ಕಾನ್ಸಿಕ್ವೆನ್ಸಸ್ ಅದರಿಂದ ಈ ಸಿ ಒ ಪಿ ಡಿ, ಕ್ರೋನಿಕ್ ಒಬ್ಸ್ಟ್ರಕ್ಟಿವ್ ಪಲ್ಮನರಿ ಡಿಸೀಸ್ ಆಗಿರಬಹುದು, ಅಥವಾ ಬ್ರಾಂಕೈಟಿಸ್ ಅಂತ ಕ್ರೋನಿಕ್ ಬ್ರಾಂಕೈಟಿಸ್ ಅಂತೀವಿ ಅದಿರ್ಬೋದು, ಅಥವಾ ಆಸ್ತಮಾ ಇರ್ಬೋದು, ಈ ಕಾಯಿಲೆಗಳು ಬರೋದನ್ನು ನೋಡ್ತೀವಿ. ಆಮೇಲೆ ನ್ಯೂರಾಲಜಿಕಲಿ ಅದು ಸ್ಟ್ರೋಕ್, ಪಾರ್ಶ್ವವಾಯು ಆಗೋದಕ್ಕೆ ಕಾರಣ ಆಗಬಹುದು. ಮತ್ತು ಕಾರ್ಡಿಯೋವ್ಯಾಸ್ಕ್ಯುಲರ್ ಡಿಸೀಸಸ್, ಈ ಹಾರ್ಟ್ ಅಟ್ಯಾಕ್ ಆಗೋದು ಅಥವಾ ಬೇರೆ ಈ ಕಾರ್ಡಿಯೋ ಮಯೋಪತಿಗಳಾಗೋದಕ್ಕೆ ಕೂಡ ಅದರದ್ದು ರಕ್ತದಲ್ಲಿ ಅದರ ಪ್ರಮಾಣ ಕಾರಣ ಆಗುತ್ತೆ ಅನ್ನೋದಕ್ಕೆ ಎವಿಡೆನ್ಸ್ ಇದೆ. ಮತ್ತು ಅದಲ್ಲದಲೇ ಈ ಇನ್ಫರ್ಟಿಲಿಟಿ, ಮಕ್ಕಳು ಬಂಜೆತನ ಅಂತ ಏನು ಹೇಳ್ತೀವಿ ನಾವು, ಇದು ಕೂಡ ಅದರದ್ದೊಂದು ಕಾನ್ಸಿಕ್ವೆನ್ಸ್ ಅಂತ ಹೇಳ್ಬೋದು. ಇದನ್ನು ಬಿಟ್ಟು ಕ್ಯಾನ್ಸರ್ ಬಗ್ಗೆ ಮಾತಾಡೋದಾದರೆ ಸುಮಾರು 100 ರಲ್ಲಿ 70 ಕ್ಯಾನ್ಸರ್ಗಳಿಗೆ ಇಂಡೈರೆಕ್ಟ್ ಆಗಿ ಇದು ಕಾರಣ ಆಗುತ್ತೆ ಅಂತ ಹೇಳಬಹುದು. ಒಂದು 30-40% ಡೈರೆಕ್ಟ್ ಆಗಿ ಅದು ಕಾರಣ ಆಗುತ್ತೆ ಅಂತ ಹೇಳ್ಬೋದು. ಈಗ ದೇಹದಲ್ಲಿ ಯಾವುದೇ ಕ್ಯಾನ್ಸರ್ ನೇರವಾಗಿ ಕಾಣಿಸೋದು ಲಂಗ್ ಕ್ಯಾನ್ಸರ್, ಅದು ಬಿಟ್ಟು ಬಾಯಿ ಮತ್ತು ಗಂಟ್ಲು ಕ್ಯಾನ್ಸರ್ ಇರಬಹುದು, ಓರಲ್ ಕ್ಯಾನ್ಸರ್, ಹೆಡ್ ಅಂಡ್ ನೆಕ್ ಅದರ್ ಪಾರ್ಟ್ಸ್ ಗಂಟ್ಲು ಕ್ಯಾನ್ಸರ್ ಇರಬಹುದು, ಅನ್ನನಾಳದ ಕ್ಯಾನ್ಸರ್ ಇರಬಹುದು, ಜಠರದ ಕ್ಯಾನ್ಸರ್ ಇರಬಹುದು, ಅಥವಾ ಈ ಬ್ಲಡ್ ಮ್ಯಾಲಿಗ್ನೆನ್ಸಿಸ್ ಕೂಡ ಎಷ್ಟೋ ಬಾರಿ, ಮತ್ತೆ ಈ ಗ್ಯಾಸ್ಟ್ರಿಕ್ ಕ್ಯಾನ್ಸರು ಎಲ್ಲದಕ್ಕೂ ತಂಬಾಕು ಕಾರಣ ಆಗುತ್ತೆ.
1: ಓಕೆ ಡಾಕ್ಟರ್, ಈಗ ಅಪರೂಪಕ್ಕೊಂದ್ಸರಿ ಸಿಗರೇಟ್ ಸೇರಿದ್ರು ಕೂಡ ಆರೋಗ್ಯದ ಮೇಲೆ ಪರಿಣಾಮ ಬೀಳುತ್ತಾ ಡಾಕ್ಟರ್?
6: ಈ ಪ್ರಶ್ನೆ ಎಲ್ಲರೂ ಕೇಳ್ತಿರ್ತಾರೆ. ಸೊ ಯಾವ ಡೋಸ್ ಕೂಡ ಕಂಪ್ಲೀಟ್ಲಿ ಸೇಫ್ ಲೆವೆಲ್ ಅಂತ ಇಲ್ಲ. ಸೊ ಈವನ್ 1-2 ಅಥವಾ ಅಪರೂಪಕ್ಕೆ 1 ಕೂಡ ಹಾರ್ಮ್ ಆಗೋದು ಆಗೇ ಆಗುತ್ತೆ. ನೋ ಲೆವೆಲ್ ಇಸ್ ಕಂಪ್ಲೀಟ್ಲಿ ಸೇಫ್.
1: ಓಕೆ ಡಾಕ್ಟರ್, ಆಗ್ಲೇ ತಿಳಿಸ್ತಾ ಇದ್ರಿ ಪ್ಯಾಸಿವ್ ಸ್ಮೋಕಿಂಗ್ ಅಂತ. ಪ್ಯಾಸಿವ್ ಸ್ಮೋಕಿಂಗ್ ಅಂದ್ರೆ ಏನು, ಇದರಿಂದ ಯಾರಿಗೆ ಯಾವ ಸಮಸ್ಯೆ ಆಗುತ್ತೆ ಅಂತ ಹೇಳ್ಬೋದಾ?
6: ಅದೇ ನಾನು ಆಗ್ಲೇ ಹೇಳಿದೆ, ಪ್ಯಾಸಿವ್ ಸ್ಮೋಕಿಂಗ್ ಅಂತ ಹೇಳಿದ್ರೆ ನೇರವಾಗಿ ನಾವೇ ಬಳಕೆ ಮಾಡಿದೆ, ಈಗ ಬೇರೆಯವರು ಸ್ಮೋಕ್ ಮಾಡಿ ಬಿಟ್ಟ ಹೊಗೆಯನ್ನ ಸೇವಿಸುವಂಥದ್ದು, ಅದು ಪ್ಯಾಸಿವ್ ಸ್ಮೋಕಿಂಗ್ ಅಂತ ಆಗುತ್ತೆ. ಸೆಕೆಂಡ್ ಹ್ಯಾಂಡ್ ಸ್ಮೋಕ್ ಅಂತ ಕೂಡ ಕರಿತೀವಿ. ಈ ಸೆಕೆಂಡ್ ಹ್ಯಾಂಡ್ ಸ್ಮೋಕ್ ಅಂತ ಅದರ ಸೇವನೆ ದುಷ್ಪರಿಣಾಮಗಳನ್ನು ಉಂಟು ಮಾಡುತ್ತೆ. ಅದು ಮುಖ್ಯವಾಗಿ ಕಾಡೋದು ಈ ಪುಟ್ಟ ಮಕ್ಕಳನ್ನು. ಇವಾಗೆಲ್ಲ ಫೀಟಸ್ಸು ಈ ಭ್ರೂಣಗಳಲ್ಲಿ ಕೂಡ ತೊಂದರೆ ಆಗುತ್ತೆ ಅನ್ನೋದು ಪತ್ತೆಯಾಗಿದೆ. ತಾಯಿ ಗರ್ಭದಲ್ಲಿರುವಾಗಲೇ ಸೆಕೆಂಡ್ ಹ್ಯಾಂಡ್ ಸ್ಮೋಕ್ ಸೇವನೆಯನ್ನು ಭ್ರೂಣಗಳು ಕೂಡ ಮಾಡ್ತಾ ಇದ್ದಾವೆ ಅನ್ನೋದು ಕೂಡ ಎವಿಡೆನ್ಸ್ ಇದೆ. ಆಮೇಲೆ ಈ ಗರ್ಭವತಿ ಮಹಿಳೆಯರು ಮತ್ತು ತುಂಬ ವಯಸ್ಸಾದವರು ಇವರುಗಳಿಗೆಲ್ಲ ತುಂಬ ದುಷ್ಪರಿಣಾಮ ಒಂದು ಫ್ಯಾಮಿಲಿಯಲ್ಲಿ ಆಗುತ್ತೆ. ಈಗ ಗಂಡಸರು ಸ್ಮೋಕ್ ಮಾಡಿದಾಗ ಪುಡಿಗಳು ಬಿದ್ದಿರ್ತಾವಲ್ಲ ನೆಲದ ಮೇಲೆ ಹರಿದಾಡೋ ಮಕ್ಕಳು, ಈ ಟಾಡ್ಲರ್ ಬೇಬೀಸು, ಮತ್ತೆ ಅವರ ಆಟಿಕೆಗಳ ಮೇಲೆ ಬಿದ್ದಿದ್ರೆ ಒಂದೊಂದ್ಸಲ ಅದನ್ನ ಬಾಯಿಗೆ ಹಾಕೋತಾವೆ ಕೈಯನ್ನ, ಅದರಿಂದ ಕೂಡ ಅವರ ದೇಹವನ್ನ ಸೇರ್ತಾ ಇದೆ ತಂಬಾಕು.
1: ಈಗ ವೇಪಿಂಗ್ ಮತ್ತು ಇ ಸಿಗರೇಟ್ಗಳು ಸುರಕ್ಷಿತ ಆಯ್ಕೆಗಳೇ ಹೇಗೆ ಅಂತ?
6: ಇದು ಆ ರೀತಿ ಪ್ರಮೋಟ್ ಮಾಡ್ತಾ ಇದ್ದಾರೆ. ಸೊ ಇದು ಖಂಡಿತ ಸುರಕ್ಷಿತ ಅಲ್ಲ. ಈಗ ಅದರಲ್ಲೂ ಕೂಡ ನಿಕೋಟಿನ್ ಇರುತ್ತೆ. ಸೊ ಅದರಲ್ಲಿ ಬೇರೆ ಈಗ ನೂರಾರು ಸಾವಿರಾರು ಕಾರ್ಸಿನೋಜನ್ಸ್ ಇರುತ್ತೆ ಸಿಗರೇಟಲ್ಲಿ, ಅವುಗಳ ಪ್ರಮಾಣ ಕಡಿಮೆ ಇರುತ್ತೆ ಅನ್ನೋದು ಒಂದು ಬಿಟ್ಟರೆ ಬಾಕಿ ವೇಪಿಂಗ್ ರಿಲೇಟೆಡ್ ಲಂಗ್ ಇಂಜುರಿ ಅಂತಲೇ ಆಗಬಹುದು. ಸೊ ಖಂಡಿತ ಅದು ಪೋರ್ಟ್ರೇ ಮಾಡೋ ರೀತಿ ಸೇಫರ್ ಫಾರ್ಮ್ ಅಲ್ವೇ ಅಲ್ಲ.
1: ಓಕೆ ಓಕೆ. ಸೊ ಈಗ ಧೂಮಪಾನಿಗಳು ಯಾವತ್ತಿಗೂ ನಿರ್ಲಕ್ಷಿಸಬಾರದು ಅಂತಂದ್ರೆ ಒಂದು ಎಚ್ಚರಿಕೆ ಅಥವಾ ಲಕ್ಷಣಗಳು ಯಾವ್ದಾದ್ರು ಇರುತ್ತಾ ಅಂತ?
6: ಈಗ 15 ವರ್ಷದ ಮೇಲ್ಪಟ್ಟು ಸ್ಮೋಕ್ ಮಾಡಿದ್ರೆ ಅವರುಗಳಿಗೆ ನಾವು ಲೋ ಡೋಸ್ ಸಿಟಿ ಸ್ಕ್ಯಾನ್ ಮಾಡಿಸ್ಕೊತಾ ಇರಬೇಕು ಅಂತ ಹೇಳ್ತೀವಿ. ಇದನ್ನ ಸ್ಕ್ರೀನಿಂಗ್ಗೋಸ್ಕರ ಯಾವ ಸಿಂಪ್ಟಮ್ ಇಲ್ಲದಿದ್ರು ಕೂಡ ಅವರು ಅದನ್ನ ಮಾಡಿಸ್ಕೋಬೇಕು. ಸೊ ಇನ್ನು ನೀವು ಕೇಳ್ತಿರೋ ಹಾಗೆ ಸಿಂಪ್ಟಮ್ಸ್ ಏನಾದರೂ ಇದ್ರೆ ಅಂತ, ಈಗ ಧೂಮಪಾನಿಗಳು ಸ್ಮೋಕ್ ಮಾಡ್ತಾ ಇರ್ತಾರೆ, ಈಗ ಮಾಮೂಲಿ ಜನರಿಗೆ ಕೆಮ್ಮು ಬಂದರೆ ಅವರು 1-3 ವಾರ ನೆಗ್ಲೆಕ್ಟ್ ಮಾಡ್ಬೋದು, ಇವರು ಅಷ್ಟೊಂದು ನೆಗ್ಲೆಕ್ಟ್ ಮಾಡೋಕೆ ಬರಲ್ಲ. ಅಲ್ಲ, ಎನಿ ಕಾಫ್ ಕ್ಯಾನ್ ಬಿ ರಿಲೇಟೆಡ್ ಟು ಕ್ಯಾನ್ಸರ್. ಆಮೇಲೆ ಅವರಲ್ಲಿ ಕೆಲವೊಮ್ಮೆ ಅರಿಥ್ಮಿಯಾ ಅಂದರೆ ಹಾರ್ಟ್ ರೇಟಿನ ವೇರಿಯೇಷನ್ಸು ಆಗುವಂಥದ್ದು ಅಥವಾ ಹಾರ್ಟ್ ಅಟ್ಯಾಕ್ಗಳಾಗುವಂಥದ್ದು, ಈಗ ತುಂಬ ಚಿಕ್ಕ ವಯಸ್ಸಲ್ಲಿ ಹಾರ್ಟ್ ಅಟ್ಯಾಕ್ಗಳನ್ನು ಆಗೋದನ್ನು ನೋಡ್ತಾ ಇದ್ದೀವಿ ನಾವು, ಇದೆಲ್ಲ ಇಂಡೈರೆಕ್ಟ್ಲಿ ರಿಲೇಟೆಡ್ ಟು ದ್ಯಾಟ್. ಆಮೇಲೆ ಸ್ಟ್ರೋಕ್, ಸ್ಟ್ರೋಕ್ ಇನ್ ಯಂಗ್ ಅಂತೀವಿ, 40 ಪ್ರಾಯದ ಒಳಗಡೆ ಸ್ಟ್ರೋಕ್ ಆಗುವಂಥದ್ದಕ್ಕೆ ಸ್ಟ್ರೋಕ್ ಇನ್ ಯಂಗ್ ಅಂತ ಹೇಳ್ತೀವಿ, ಅದರ ಪ್ರಮಾಣ ಕೂಡ ಧೂಮಪಾನಿಗಳಲ್ಲಿ ಜಾಸ್ತಿ ಇರುತ್ತೆ. ಸೊ ಅದರ ರಿಲೇಟೆಡ್ ಯಾವ್ದಾದ್ರು ಸಿಂಪ್ಟಮ್ಸ್, ನ್ಯೂರೋಲಾಜಿಕಲ್ ಸಿಂಪ್ಟಮ್ ಅಂದರೆ ಈಗ ಗಿಡ್ಡಿನೆಸ್ ಇರಬಹುದು ಅಥವಾ ಹೆಡ್ಏಕ್ ಇರಬಹುದು ಅಥವಾ ಬೇರೆ ಯಾವ್ದಾದ್ರೂ ಸಣ್ಣ ಪುಟ್ಟ ಸಿಂಪ್ಟಮ್ಸ್ ಅಂತ ನಾವು ಏನು ಕರಿತೀವಿ, ಯಾವ ಸಿಂಪ್ಟಮ್ಸ್ ಅನ್ನು ಅವರು ನಿರ್ಲಕ್ಷ್ಯ ಮಾಡಿಕೊಳ್ಳೋದು, ಯಾಕೆಂದ್ರೆ ಅವರಿಗೆ ಆ ಹಿಸ್ಟ್ರಿ ಇರೋದ್ರಿಂದ.
1: ಓಕೆ ಡಾಕ್ಟರ್, ವಿಶ್ವ ತಂಬಾಕು ರಹಿತ ದಿನದ ಮಹತ್ವವೇನು, ಹಾಗೆ ನಮ್ಮ ಭಾರತದಲ್ಲಿ ತಂಬಾಕು ಬಳಕೆಯ ಪ್ರಮಾಣ ಹೇಗಿದೆ ಅಂತ ತಿಳಿಸಿದ್ರಿ, ಹಾಗೆ ಪ್ಯಾಸಿವ್ ಸ್ಮೋಕಿಂಗ್ ಅಂದ್ರೆ ಏನು, ಹಾಗೆ ತಂಬಾಕು ಸೇವನೆಯಿಂದ ಬರುವಂತಹ ಕ್ಯಾನ್ಸರ್ನ ಲಕ್ಷಣಗಳ ಬಗ್ಗೆ ತಿಳಿಸ್ಕೊಟ್ರಿ. ಹಾಗಾದ್ರೆ ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಮುಂದಿನ ಭಾಗದಲ್ಲಿ ಚರ್ಚಿಸೋಣ ಅಂತ ಹೇಳ್ತಾ, ಸೊ ಕೇಳಿಸ್ಕೊಂಡ್ರಲ್ವಾ ಸ್ನೇಹಿತರೆ, ನಮ್ಮ ಶಿವಮೊಗ್ಗದ ನಂಜಪ್ಪ ಲೈಫ್ ಕೇರ್ ಹಾಸ್ಪಿಟಲ್ನ ಸೀನಿಯರ್ ಕನ್ಸಲ್ಟೆಂಟ್ ಮೆಡಿಕಲ್ ಆಂಕಾಲಜಿಸ್ಟ್ ವಿಭಾಗದಲ್ಲಿ ಕಾರ್ಯನಿರ್ವಹಿಸ್ತಾ ಇರುವ ಕ್ಯಾನ್ಸರ್ ತಜ್ಞರಾದ ಡಾಕ್ಟರ್ ನಮ್ರತಾ ಉಡುಪ ಅವರು ವಿಶ್ವ ತಂಬಾಕು ರಹಿತ ದಿನದ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನ ತಿಳಿಸ್ತಾ ಇದ್ರು. ಇದರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಮುಂದಿನ ಭಾಗದಲ್ಲಿ ತಿಳಿಸ್ತಾರೆ. ಈಗ ಕ್ಯಾನ್ಸರ್ ಮತ್ತು ತಂಬಾಕಿಗೆ ಇಡೀ ಹಿಂದೆ ಕೊನೆ ಎಂಬ ಕಾರ್ಯಕ್ರಮದಲ್ಲಿ ಒಂದು ಪುಟ್ಟ ವಿರಾಮವನ್ನ ತಗೊಂಡು ವಾಪಸ್ ಬರೋಣ. ನಾನು ಆರ್ಜೆ ಸ್ಮೈಲಿಂಗ್ ಶ್ವೇತಾ, ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
7: ಬೀದಿ ಬೀದಿಯಲ್ಲಿ ಈ ಧ್ವನಿ ಮೊಳಗಲಿ, ಮನೆ ಮನೆಯಲ್ಲಿ ನಮ್ಮ ಗಣತಿಯಾಗಲಿ, ಜೊತೆಯಾಗಿ ಬರೆಯೋಣ ನಾಡಿನ ಅಧ್ಯಾಯ. ನಮ್ಮ ಜನಗಣತಿ ನಮ್ಮ ವಿಕಾಸ.
8: ಜನಗಣತಿಯ ಮೊದಲ ಹಂತದಲ್ಲಿ ಮನೆ ಪಟ್ಟಿ ಮತ್ತು ಮನೆಗಣತಿಯನ್ನು ನಡೆಸಲಾಗುವುದು. ಇದು ನಿಮ್ಮ ವಾಸಸ್ಥಳ ಮತ್ತು ವಸತಿಯ ಬಗ್ಗೆ ವಿವರಗಳನ್ನು ದಾಖಲಿಸುತ್ತದೆ. ನಮ್ಮ ಭಾಗವಹಿಸುವಿಕೆಯ ಮೂಲಕ ಈ ಪ್ರಯತ್ನವನ್ನು ಯಶಸ್ವಿಗೊಳಿಸೋಣ. ಪ್ರತಿಯೊಬ್ಬ ವ್ಯಕ್ತಿಯು ಸೇರಲಿ, ಪ್ರತಿ ಕುಟುಂಬವು ಭಾಗವಹಿಸಲಿ ಮತ್ತು ರಾಷ್ಟ್ರವು ಮುಂದುವರೆಯಲಿ. ಜನಗಣತಿ 2027, ನಮ್ಮ ಜನಗಣತಿ ನಮ್ಮ ವಿಕಾಸ.
9: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
10: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
9: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.

0: ಎಸ್ ವೆಲ್ಕಮ್ ಬ್ಯಾಕ್. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 ಎಫ್ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ಆರ್ಜೆ ಶ್ವೇತಾ. ಕ್ಯಾನ್ಸರ್ ಮತ್ತು ತಂಬಾಕಿಗೆ ಇಡಿ ಹಿಂದೆ ಕೊನೆ ಎಂಬ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ನಮ್ಮ ಶಿವಮೊಗ್ಗದ ನಂಜಪ್ಪ ಲೈಫ್ ಕೇರ್ ಹಾಸ್ಪಿಟಲ್ನ ಕನ್ಸಲ್ಟೆಂಟ್ ಮೆಡಿಕಲ್ ಆಂಕಾಲಜಿಸ್ಟ್ ವಿಭಾಗದಲ್ಲಿ ಕಾರ್ಯನಿರ್ವಹಿಸ್ತಾ ಇರುವ ಕ್ಯಾನ್ಸರ್ ತಜ್ಞರಾದ ಡಾಕ್ಟರ್ ನಮ್ರತಾ ಉಡುಪ ಅವರು ವಿಶ್ವ ತಂಬಾಕು ರಹಿತ ದಿನದ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನ ತಿಳಿಸ್ತಾ ಇದ್ರು. ಹಾಗಿದ್ರೆ ಬನ್ನಿ, ಈಗ ಇನ್ನಷ್ಟು ಮಾಹಿತಿಯನ್ನ ತಿಳಿಸ್ತಾರೆ ಕೇಳೋಣ ಡಾಕ್ಟರ್. ಈಗ ಧೂಮಪಾನಿಗಳು ಈ ನಿಕೋಟಿನ್ ವ್ಯಸನವನ್ನ ಬಿಡೋದಕ್ಕೆ ಯಾಕೆ ಕಷ್ಟಪಡ್ತಾರೆ ಅಂತ ಹೇಳ್ಬೋದಾ?
1: ಸೊ ನಿಕೋಟಿನ್ ಅನ್ನೋದು ಒಂದು ಅಡಿಕ್ಟಿವ್ ಅಂಶ.
0: ಓಕೆ.
1: ಅದು ಬ್ರೈನ್ ಒಳಗಡೆ ರಿವಾರ್ಡ್ ಪಾತ್ವೆ ಮತ್ತೆ ಪ್ಲೆಜರ್ ಪಾತ್ವೆಗಳಿಗೆ ಡೈರೆಕ್ಟ್ ಆಗಿ ಲಿಂಕ್ ಆಗಿರುತ್ತೆ. ಸೊ ನಾವು ಏನಾದರೂ ಮಾಡಿದಾಗ ನಮಗೆ ಏನಾದರೂ ಒಳ್ಳೆ ಕೆಲಸಗಳನ್ನು ಮಾಡಿದಾಗ ನಮಗೆ ಖುಷಿ ಬರುತ್ತಲ್ವಾ, ಆವಾಗ ಡೋಪಮಿನ್ ಅನ್ನೋ ಕೆಮಿಕಲ್ ನ್ಯೂರೋ ಟ್ರಾನ್ಸ್ಮಿಟರ್ ಇನ್ವಾಲ್ವ್ ಇರುತ್ತೆ. ಸೊ ಟೆಂಪ್ರರಲಿ ಆ ಡೋಪಮಿನ್ ಅಂಶ ಬ್ರೈನ್ ಒಳಗಡೆ ಜಾಸ್ತಿ ಆಗಿ ಅವರಿಗೊಂಥರ ಫೀಲಿಂಗ್ ಆಫ್ ರಿಲ್ಯಾಕ್ಸೇಷನ್ನು, ಫೀಲಿಂಗ್ ಆಫ್ ರಿಲೀಫ್ ಫ್ರಮ್ ಸ್ಟ್ರೆಸ್, ಈಗ ಸ್ಟ್ರೆಸ್ಸಿಂದ ಬಿಡುಗಡೆ ಆಗಿದ್ದ ಭಾವನೆ ಅವರಿಗೆ ಬರಬಹುದು. ಬಟ್ ಇದು ತಾತ್ಕಾಲಿಕ ಅಷ್ಟೇ. ಬಟ್ ಓವರ್ ಅ ಲಾಂಗ್ ಟೈಮ್ ಅದನ್ನು ಪದೇ ಪದೇ ಮಾಡ್ತಾ ಇರೋದ್ರಿಂದ ಅವರು ಬಿ ಪಿ ಕ್ರೋನಿಕಲಿ ಜಾಸ್ತಿನೇ ಇರುತ್ತೆ, ಪಲ್ಸ್ ರೇಟ್ ಜಾಸ್ತಿ ಇರುತ್ತೆ, ಆಂಗ್ಸೈಟಿ ಲೆವೆಲ್ಸ್ ಜಾಸ್ತಿ ಇರುತ್ತೆ, ಅವರಿಗೆ ಟೆನ್ಷನ್ನು, ಸ್ಟ್ರೆಸ್, ಹೆಡ್ ಏಕ್ಸು, ಆಮೇಲೆ ನಾನು ಆಗಲೇ ಹೇಳ್ದಂಗೆ ನ್ಯೂರಲಾಜಿಕಲಿ ಸ್ಟ್ರೋಕ್ ಆಗೋದಾಗಲಿ, ಹಾರ್ಟ್ ಅಟ್ಯಾಕ್ ಆಗೋದಾಗಲಿ, ಇವೆಲ್ಲ ಪ್ರಮಾಣ ಖಂಡಿತ ಜಾಸ್ತಿ ಆಗುತ್ತೆ.
0: ಓಕೆ ಡಾಕ್ಟರ್, ಈಗ ಸುಮಾರು ಜನ ಹೇಳ್ತಾ ಇರ್ತಾರೆ ಈ ಒತ್ತಡವನ್ನು ಕಡಿಮೆ ಮಾಡೋದಕ್ಕೋಸ್ಕರ ಧೂಮಪಾನ ಮಾಡ್ತೀವಿ ಅಂತ. ಇದು ವೈಜ್ಞಾನಿಕವಾಗಿ ನಿಜನಾ ಹೇಗೆ ಅಂತ ಡಾಕ್ಟರ್?
1: ಟೆಂಪರರಿಲಿ ಅವ್ರಿಗೆ ಹಾಗನ್ಸುತ್ತೆ.
0: ಓಕೆ.
1: ಟೆಂಪರರಿಲಿ ಹಾಗನ್ಸುತ್ತೆ. ಬಟ್ ಹೀಗೆ ಅನಿಸೋ ಟೈಮಲ್ಲೇ ಅವ್ರು ಹೋಗಿ ಈಗ ಸ್ಮೋಕ್ ಮಾಡ್ಕೊಂಡು ಹೋಗಿ ಅವ್ರ ಬಿ ಪಿ ಚೆಕ್ ಮಾಡ್ಕೊಂಡ್ರೆ, ಅವ್ರ ಪಲ್ಸ್ ಚೆಕ್ ಮಾಡ್ಕೊಂಡ್ರೆ ಅವ್ರಿಗೆ ಸತ್ಯಾಂಶ ಏನು ಅನ್ನೋದು ಗೊತ್ತಾಗುತ್ತೆ. ಬಿ ಪಿ ಪಲ್ಸ್ ಎಲ್ಲ ಫಾರ್ 20 minutes to 30 minutes ಜಾಸ್ತಿ ಇರುತ್ತೆ ಇಮಿಡಿಯೇಟ್ಲಿ ಆಫ್ಟರ್ ಸ್ಮೋಕಿಂಗ್.
0: ಓಕೆ ಡಾಕ್ಟರ್, ಧೂಮಪಾನವನ್ನ ಮತ್ತೆ ಶುರು ಮಾಡೋದಕ್ಕೆ ಪ್ರೇರೇಪಿಸುವ ಅಂಶಗಳು ಅಂದ್ರೆ ಟ್ರಿಗರ್ ಆಗುವಂತಹ ಅಂಶಗಳು ಯಾವುದು ಅಂತ ಹೇಳ್ಬೋದಾ?
1: ಅದೇ ಲೈಫಲ್ಲಿ ಸ್ಟ್ರೆಸ್ಫುಲ್ ಸಿಚುವೇಶನ್ಸು, ಯಾವುದಾದ್ರೂ ಮೆಂಟಲ್ ಸ್ಟ್ರೆಸ್ಸಸ್ಸು, ಇಮೋಷನಲ್ ಸ್ಟ್ರೆಸ್ಸಸ್ಸು, ಅಥವಾ ಒಂದೊಂದ್ಸಲ ಯಾವುದಾದ್ರೂ ಆರೋಗ್ಯ ಸಮಸ್ಯೆಗಳೇ ಟ್ರಿಗರ್ ಮಾಡಬಹುದು ತುಂಬ ಸ್ಟ್ರೆಸ್ಫುಲ್ ಸಿಚುವೇಶನ್ಸು. ಯಾವ್ದಾದ್ರು ಟೆನ್ಷನ್ ಪೀರಿಯಡ್ಸು, ಆಮೇಲೆ ಆಲ್ಕೋಹಾಲ್ ಕುಡಿಯುವಂಥದ್ದು, ಸಾಮಾನ್ಯವಾಗಿ ಆಲ್ಕೋಹಾಲ್ ಕುಡಿದ ನಂತರ ಸ್ಮೋಕ್ ಮಾಡ್ತಾರೆ ಅಥವಾ ಸ್ಮೋಕಿಂಗ್ ಹೋಗುವಾಗ ಆಲ್ಕೋಹಾಲ್ ಕುಡಿತಾರೆ, ಈ ಥರದನ್ನು ನೋಡ್ತೀವಿ. ಪೀರ್ ಪ್ರೆಷರು, ಈಗ ಜೊತೆಗೆ ಫ್ರೆಂಡ್ಸ್ ತಗೋತಾರೆ ಅದಕ್ಕೆ ಇವರು ತಗೋತಾರೆ. ಸೊ ಇವೆಲ್ಲ ಒಂಥರ ಟ್ರಿಗರ್ ಮಾಡುವಂಥ ಅಂಶಗಳು. ಯಾರಾದರೂ ಬಿಡಬೇಕು ಅಂತ ಯೋಚನೆ ಮಾಡ್ತಾ ಇದ್ರೆ ಇವನ್ನೆಲ್ಲ ಆದಷ್ಟು ಅವಾಯ್ಡ್ ಮಾಡ್ಕೊಳ್ಳೋದು, ಅಥವಾ ಬೇರೆ ರೀತಿಯಲ್ಲಿ ಸ್ಟ್ರೆಸ್ ರಿಲ್ಯಾಕ್ಸೇಷನನ್ನು, ಸ್ಟ್ರೆಸ್ ರಿಲೀಫನ್ನು ಕಂಡುಕೊಳ್ಳೋವಂಥದ್ದನ್ನು ಮಾಡಬೇಕಾಗತ್ತೆ.
0: ಓಕೆ.
1: ಆಮೇಲೆ ಇನ್ನೊಂದು ಕಾಮನ್ ಆಗಿರೋ ಬಿಲೀಫು, ಬರೀ ಒಂದೇ ಸಿಗರೇಟ್ ಅಲ್ಲ, ಒಂದು ಸಿಗರೇಟ್ ವಿಲ್ ನಾಟ್ ಕಿಲ್.
0: ಹೌದು ಹೌದು, ಚೈನ್ ಸ್ಮೋಕ್ ಆತರ ಒಂದಾದ್ಮೇಲೆ
1: ಒಂದು ಅವರು ಸ್ಮೋಕ್ ಮಾಡೋಕ್ಕೆ ಶುರು ಮಾಡ್ತಾರೆ.
0: ಓಕೆ. ಸೊ ಅದನ್ನು ಹೇಗೆ ಕಂಟ್ರೋಲ್ ಮಾಡೋದು ಅಂತ ಡಾಕ್ಟರ್?
1: ಫಸ್ಟು ಮೋಟಿವೇಶನ್, ಅವರಿಗೆ ತಾವು ಬಿಡಬೇಕು ಅನ್ನೋದಕ್ಕೆ ಈಗ ಈ ಥರ ಅವೇರ್ನೆಸ್ ಅವರಲ್ಲಿ ಕ್ರಿಯೇಟ್ ಆಗಬೇಕು.
0: ಓಕೆ.
1: ಯಾವ್ದಾದ್ರು ಸಣ್ಣ ಪುಟ್ಟ ಆರೋಗ್ಯ ಸಮಸ್ಯೆಗಳಿಂದಲೇ ಅದು ಶುರು ಆಗಬಹುದು, ಅಥವಾ ಈ ಥರ ಪಬ್ಲಿಕ್ ಅವೇರ್ನೆಸ್ ಪ್ರೋಗ್ರಾಮ್ಸಿಂದ ಕೂಡ ಶುರು ಆಗಬಹುದು, ಅಥವಾ ಅವರ ಸುತ್ತಮುತ್ತ ಇನ್ಯಾರಿಗೋ ಈ ಥರ ಪ್ರಾಬ್ಲಮ್ ಆಗಿರೋದನ್ನು ನೋಡಿ ಇಲ್ಲಪ್ಪ ನಾ ಮಾಡಬಾರ್ದು ಅನ್ನೋ ಒಂದು ಇನ್ಸೈಟ್ ಬರಬಹುದು ಅವರಿಗೆ. ಸೊ ಇದನ್ನು ಬಂದಾಗ ಅವರು ಸೀರಿಯಸ್ ಅಟೆಂಪ್ಟ್ ಇದಕ್ಕೆ ಇದರ ನಿಟ್ಟಲ್ಲಿ ಕೊಡಬೇಕಾಗತ್ತೆ. ಫಸ್ಟ್ ಅವರೊಂದು ಕ್ವಿಟ್ ಡೇಟ್, ನಾನು ಇಂಥ ಡೇಟಲ್ಲಿ ಬಿಡ್ತೀನಿ ಅನ್ನೋದನ್ನು ಒಂದು ಮೋಟಿವೇಟೆಡ್ ಆಗಿ ಮಾಡ್ಕೋಬೇಕಾಗತ್ತೆ. ಅದರ ಕಡೆಗೆ ಈಗ ಪೀರ್ ಪ್ರೆಷರ್ ಅಂತ ನಾನು ಹೇಳಿದೆ ಆವಾಗಲೇ, ಈಗ ಯಾರು ಸ್ಮೋಕ್ ಮಾಡೋಕ್ಕೆ ನಮಗೆ ಪ್ರೇರೇಪಿಸ್ತಾರೋ ಅವರಿಂದ ದೂರ ಇರೋದು, ಅಥವಾ ಅವರಿಗೂ ಬೇಡ ಅಂತ ನಾವೇ ಪ್ರೇರೇಪಿಸೋದು, ಇದನ್ನೆಲ್ಲ ಮಾಡಬೇಕಾಗತ್ತೆ. ಆಮೇಲೆ ಒಂದು ವೇಳೆ ಆವಾಗ ವಿಡ್ರಾಲ್ ಸಿಂಪ್ಟಮ್ಸ್ ಅಂತ ಬರುತ್ತೆ. ಈಗ ಸ್ಮೋಕಿಂಗನ್ನು ಬಿಡೋದು ಅಷ್ಟು ಸುಲಭ ಅಲ್ಲ. ಆವಾಗ ಅವರಿಗೆ ಒಂದ್ಸಲ ಬಿಟ್ಟ ತಕ್ಷಣ ಮಾರನೇ ದಿವಸ ಕ್ರೇವಿಂಗ್ ಶುರು ಆಗುತ್ತೆ. ನಾನು ಆಗಲೇ ಹೇಳಿದೆ ನಿಕೋಟಿನ್ ಅಡಿಕ್ಟಿವ್ ಸಬ್ಸ್ಟೆನ್ಸು, ಬ್ರೈನ್ ಅದನ್ನು ಮತ್ತೆ ಕೇಳುತ್ತೆ, ಮತ್ತೆ ಬೇಕು ಅನಿಸುತ್ತೆ. ಸಿಗದೇ ಇದ್ದಾಗ ಕೆಲವು ಸಿಂಪ್ಟಮ್ಸು, ದೇಹದಲ್ಲಿ ಕೆಲವು ಸಿಂಪ್ಟಮ್ಸ್ ಬರುತ್ತೆ. ಹಾರ್ಟ್ ರೇಟ್ ಜಾಸ್ತಿ ಆಗುವಂಥದ್ದು, ಎದೆ ಹೊಡ್ಕೊಂಡಂಗಾಗೋದು, ಮತ್ತೆ ಒಂಥರ ಆಂಗ್ಸೈಟಿ ಕ್ರಿಯೇಟ್ ಆಗುವಂಥದ್ದು, ಅದರಿಂದಲೇ ಸ್ಟ್ರೆಸ್ ಕ್ರಿಯೇಟ್ ಆಗುವಂಥದ್ದು, ಹೆಡ್ ಏಕ್ ಬರುವಂಥದ್ದು, ಇದೆಲ್ಲ ಕೆಲವು ಸಿಂಪ್ಟಮ್ಸು ಶುರು ಆಗುತ್ತೆ. ಇನ್ನೂ ವಿಪರೀತದ ಸಿಂಪ್ಟಮ್ಸು ಕೂಡ ಒಬ್ಬೊಬ್ಬರಲ್ಲಿ ನಾವು ನೋಡ್ತೀವಿ. ಸೊ ಫಸ್ಟ್ ಅಟೆಂಪ್ಟು ಡೆಫಿನೆಟ್ಲಿ ಸಕ್ಸಸ್ಫುಲ್ ಆಗಲ್ಲ. ಒಂದು 6 to 10 ಅಟೆಂಪ್ಟ್ಸ್ ಬೇಕು, ಸೀರಿಯಸ್ ಅಟೆಂಪ್ಟ್ಸ್ ಬೇಕು ಸ್ಮೋಕಿಂಗನ್ನು ಕಂಪ್ಲೀಟ್ ಆಗಿ ಬಿಡಬೇಕು ಅಂತಂದರೆ ಅಂತ ಒಂದು ಸ್ಟ್ಯಾಟಿಸ್ಟಿಕ್ಸ್ ಹೇಳುತ್ತೆ.
0: ಓಕೆ ಡಾಕ್ಟರ್, ಈಗ ಧೂಮಪಾನ ಬಿಡೋದಕ್ಕೆ ಅತ್ಯಂತ ಪರಿಣಾಮಕಾರಿ ವಿಧಾನಗಳು ಯಾವುದು ಅಂತ ಹೇಳ್ಬೋದಾ?
1: ಕ್ವಿಟ್ ಡೇಟ್, ಒಂದು ಡೇಟ್ ಫಿಕ್ಸ್ ಮಾಡ್ಕೋಬೇಕು, ಇಂಥ ದಿವಸದೊಳಗೆ. ಈಗ ತಕ್ಷಣಕ್ಕೆ ಆಗಲಿಲ್ಲಪ್ಪ, ಸಪೋಸ್ ಆಗಲಿಲ್ಲ, ತಕ್ಷಣಕ್ಕೆ ಬಿಡೋಕ್ಕಾಗಲಿಲ್ಲ, ಇಂಥ ಡೇಟ್ ಒಳಗೆ ನಾನು ಬಿಡ್ತೀನಿ ಅಂತ ಅಂದ್ಕೋಬೇಕು. ಆಮೇಲೆ ಟೊಬ್ಯಾಕೋ ಪ್ರಾಡಕ್ಟ್ಸು, ಈ ನಾನಾಗಲೇ ಹೇಳಿದಾಗೇನೆ ಜರ್ದಾ, ಕೈನಿ, ಪಾನ್ ಮಸಾಲ, ಮಿಶ್ರಿ, ಯಾವುದಾದ್ರೂ ಆಗಿರ್ಬೋದು, ಅಥವಾ ಸಿಗರೆಟ್ ಪ್ಯಾಕೆಟು, ಸಿಗಾರ್ಸು, ಮನೇಲಿ ಎಲ್ಲಿದ್ರೂ ಅದನ್ನು ದೂರ ಮಾಡ್ಕೋಬೇಕು. ಆಮೇಲೆ ಆ ಸಿಚುವೇಶನ್ಸು ಯಾವುದು ಕ್ರೇವಿಂಗನ್ನು ಟ್ರಿಗರ್ ಮಾಡುತ್ತೋ ಅಂಥ ಸಿಚುವೇಶನ್ಸನ್ನು ಅವಾಯ್ಡ್ ಮಾಡಬೇಕು. ಆಮೇಲೆ ಸ್ವಲ್ಪ ಹೈಡ್ರೇಷನ್, ಚೆನ್ನಾಗಿ ನೀರು ಕುಡಿಬೇಕು, ಎಕ್ಸಸೈಸ್ ಮಾಡಬೇಕು, ಒಂದು ರುಟೀನ್ ಇಟ್ಕೋಬೇಕು, ಹೆಲ್ತಿ ರುಟೀನ್ ಇಟ್ಕೋಬೇಕು. ಅದನ್ನೆಲ್ಲ ಪಾಲಿಸೋದ್ರಿಂದ ಸಾಮಾನ್ಯ ಬಿಡೋದಕ್ಕೆ ಹೆಲ್ಪ್ ಆಗುತ್ತೆ. ಆಮೇಲೆ ಒಂದೆರಡು ಅಟೆಂಪ್ಟಲ್ಲಿ ಏನೋ ಮಾಡಿ ಅವ್ರು ಮತ್ತೆ ತೊಗೊಂಡ್ಬಿಟ್ರು ಅಂತ ಹೇಳಿದ್ರು ಡಿಸ್ಕರೇಜ್ ಆಗೋದು ಬೇಡ. ಸುತ್ತ ಮನೆ ಮಂದಿ ಕೂಡ ಅವರನ್ನ ಡಿಸ್ಕರೇಜ್ ಮಾಡಿಕೊಡ್ತು. ಒಂದು ಕೋಲ್ಡ್ ಟರ್ಕಿ ಅಪ್ರೋಚ್ ಅಂತ ಹೇಳ್ತಾರೆ. ಇದರಲ್ಲಿ ತಕ್ಷಣ ಬಿಡೋರು ಸ್ವಲ್ಪ ಸಕ್ಸಸ್ಫುಲ್ ಆಗಿರೋ ಇನ್ಸ್ಟೆನ್ಸಸ್ ಬಹಳ ಇದಾವೆ. ಈಗ ಇಷ್ಟೆಲ್ಲಾ ವಿಡ್ರಾಲ್ ಸಿಂಪ್ಟಮ್ಸ್ ಇದ್ದೂ ಫೈನಲಿ ಇಟ್ ಇಸ್ ಮೋಟಿವೇಶನ್, ಬಿಡ್ಲೇಬೇಕು ಅನ್ನೋ ಮೋಟಿವೇಶನ್ ಇತ್ತು ಅಂದ್ರೆ, ಆ ವಿಲ್ ಪವರ್ ಇತ್ತು ಅಂತ ಹೇಳಿದ್ರೆ ಬಿಡೋದಕ್ಕೆ ಸಕ್ಸಸ್ಫುಲ್ ಆಗ್ತಾರೆ. ಇದಕ್ಕೆ ಕೋಲ್ಡ್ ಟರ್ಕಿ ಅಪ್ರೋಚ್ ಅಂತಾರೆ. ಈ ಅಪ್ರೋಚ್ ಕೂಡ ಸಕ್ಸಸ್ಫುಲ್ ಅಂತ ಎಷ್ಟೋ ನಿಕೋಟಿನ್ ಡಿ ಅಡಿಕ್ಷನ್ ಸೆಂಟರ್ಸ್ ಅಲ್ಲಿ ಹೇಳ್ತಾರೆ. ಈ ಟೊಬ್ಯಾಕೋ ಡಿ ಅಡಿಕ್ಷನ್ ಸೆಂಟರ್ಸ್ ಅಂತ ಇರ್ತವೆ. ಆಮೇಲೆ ಇದರಲ್ಲಿ ಒಂದು ಸೆಟ್ ಆಫ್ ಪೀಪಲ್ ಕೂಡ ಅಸಿಸ್ಟೆನ್ಸಿಗೆ ಇರ್ತಾರೆ. ಇಷ್ಟೆಲ್ಲ ಮಾಡಿ ಕೂಡ ಬಿಡೋಕೆ ಆಗ್ತಾ ಇಲ್ಲ ಅಂತ ಹೇಳಿದ್ರೆ ಅದಕ್ಕೆ ಮಾತ್ರೆಗಳು ಕೂಡ ಇದಾವೆ.
2: ಓಕೆ ಡಾಕ್ಟರ್, ಈಗ ನಿಕೋಟಿನ್ ರೀಪ್ಲೇಸ್ಮೆಂಟ್ ಥೆರಪಿ ಅಂತಂದ್ರೆ ಏನು, ಅದು ನಿಜವಾಗಿಯೂ ಸಹಾಯ ಮಾಡುತ್ತಾ ಹೇಗೆ ಡಾಕ್ಟರ್?
1: ಹೌದು, ಖಂಡಿತ ಸಹಾಯ ಮಾಡುತ್ತೆ ನಿಕೋಟಿನ್ ರೀಪ್ಲೇಸ್ಮೆಂಟ್ ಥೆರಪಿ ಅಂತ ಹೇಳಿದ್ರೆ. ಈಗ ನಿಕೋಟಿನ್ ಜೊತೆಗೆ ಸಾವಿರಾರು ಕೆಮಿಕಲ್ಸ್ ಅನ್ನ ಸ್ಮೋಕ್ ಮಾಡ್ತಾರೆ. ಸೊ ಬರೀ ನಿಕೋಟಿನ್ ಒಂದೇ ಕೊಡೋದು, ಅದು ಅಡಿಕ್ಟಿವ್ ಸಬ್ಸ್ಟೆನ್ಸ್, ಆ ಪ್ಲೆಷರ್ ಗಿವಿಂಗ್ ಸಬ್ಸ್ಟೆನ್ಸ್. ಸೊ ಅದನ್ನೊಂದೇ ಕೊಡುವಂಥದ್ದು ನಿಕೋಟಿನ್ ರಿಪ್ಲೇಸ್ಮೆಂಟ್ ಥೆರಪಿ. ಚೂಯಿಂಗ್ ಗಮ್ ರೂಪದಲ್ಲಿ ಇರಬಹುದು, ಲೊಸೆಂಜ್ ರೂಪದಲ್ಲಿ ಇರಬಹುದು, ಗಮ್ಮು, ಪ್ಯಾಚು ಈ ರೂಪದಲ್ಲಿ ಇರಬಹುದು. ಸೊ ಇದು ಸಹಾಯ ಮಾಡುತ್ತೆ. ಬರೀ ಇಷ್ಟರಲ್ಲೇ ಒಂದಿಷ್ಟು ಜನ ಬಿಡ್ತಾರೆ, ಇನ್ನೊಂದಿಷ್ಟು ಜನ ಡಾಕ್ಟರ್ಗಳ ಸಹಾಯವನ್ನು ಪಡ್ಕೊತಾರೆ.
2: ಓಕೆ ಡಾಕ್ಟರ್, ಈಗ ಧೂಮಪಾನ ಬಿಡೋದಕ್ಕೆ ಟ್ರೈ ಮಾಡ್ತಾ ಇರ್ತಾರೆ, ನೀವು ಹೇಗೆ ಮೋಟಿವೇಟ್ ಮಾಡ್ತೀರಾ ಅವರಿಗೆ ಅಂತ ಹೇಳ್ಬೋದಾ?
1: ಮುಖ್ಯವಾಗಿ ಬಿಡೋದ್ರಿಂದ ಆಗುವ ಹೆಲ್ತ್ ಬೆನಿಫಿಟ್ಸ್ ಅನ್ನ ರಿಇನ್ಫೋರ್ಸ್ ಮಾಡೋದು, ಅಥವಾ ಈಗಾಗಲೇ ಆಗಿರಬಹುದಾದ ಅಥವಾ ಅವ್ರ ಪ್ರಾಬ್ಲಮ್ಸೇ ಅವರನ್ನು ಎಷ್ಟೋ ಸಲ ನಮ್ಮ ಹತ್ರ ಕರ್ಕೊಂಡು ಬರುತ್ತೆ.
2: ಖಂಡಿತ
1: ಕೆಮ್ಮಿರುತ್ತೆ ಬರ್ತಾರೆ, ಅಥವಾ ಬೇರೆ ಏನೇನೋ ಪ್ರಾಬ್ಲಮ್ಮು, ಕ್ಯಾನ್ಸರೇ ಆಗ್ಬಿಟ್ಟಿರುತ್ತೆ ಆಗ ಬರ್ತಾರೆ. ಅಥವಾ ಒಂದು ಫಸ್ಟ್ ಒಂದು ಅಟೆಂಪ್ಟ್ ಸ್ಟ್ರೋಕ್ ಅಥವಾ ಸ್ಟ್ರೋಕ್ ಲೈಕ್ ಈವೆಂಟ್ಸ್ ಆಗಿರುತ್ತೆ, ಟಿ ಐ ಎ ಅಂತ ಕರಿತೀವಿ, ಟ್ರಾನ್ಸಿಯಂಟ್ ಇಸ್ಕೆಮಿಕ್ ಅಟ್ಯಾಕ್ ಅಂತ. ಒಮ್ಮೆ ತಲೆ ಸುತ್ತಿ ಬೀಳುವಂಥದ್ದು, ಅಥವಾ ಸ್ಪರ್ಶ ಹೋಗುವಂಥದ್ದು, ಸೆನ್ಸೇಷನ್ ಹೋಗುವಂಥದ್ದು, ವೀಕ್ನೆಸ್ ಆಗುವಂಥದ್ದು, ಒಂದು ಕೈ ಒಂದು ಕಾಲು, ಒಂದು ಸ್ವಲ್ಪ ತಾತ್ಕಾಲಿಕವಾಗಿ ಮತ್ತೆ ವಾಪಸ್ ಬರುವಂಥದ್ದು, ಇವೆಲ್ಲವನ್ನು ಅನುಭವಿಸಿದ ನಂತರ ಇದು ಯಾಕೆ ಹೀಗಾಯಿತು ಅಂತ ಯೋಚನೆ ಮಾಡಿ ಅವರು ಅದನ್ನು ಬಿಡುವಲ್ಲಿ ಮೋಟಿವೇಟ್ ಆಗ್ತಾರೆ. ಇಲ್ಲ ಅಂದರೆ ಈ ಥರ ಸಿಂಪ್ಟಮ್ಸ್ ಹೇಳಿದಾಗ ಅವರು, ನಾವು ಅವರನ್ನ ಮೋಟಿವೇಟ್ ಮಾಡ್ತೀವಿ, ನೋಡಿ ಇಷ್ಟೆಲ್ಲ ತೊಂದರೆ ಆಗ್ತಾ ಇದೆ, ಇದನ್ನು ಬಿಡೋದು ಒಳ್ಳೇದು, ಒಂದು ಸ್ಟ್ಯಾಟಿಸ್ಟಿಕ್ಸ್ ಇಟ್ಬಿಟ್ಟು ಮೋಟಿವೇಟ್ ಮಾಡ್ತೀವಿ. ಮತ್ತೆ ಫ್ಯಾಮಿಲಿ ಕೌನ್ಸಿಲಿಂಗ್ ಕೂಡ ಮಾಡ್ತೀವಿ ಆ ಟೈಮಲ್ಲಿ. ಸೊ ಅವರು ಮಾಡಕ್ಕೆ ಹೋದಾಗ ಅವರಿಗೆ ನೆಗೆಟಿವ್ ಆಗಿ ನೀವು ಅದನ್ನು ಬಿಡಬೇಕು ಅನ್ನೋದನ್ನು ರಿಇನ್ಫೋರ್ಸ್ ಮಾಡಬೇಕೇ ಹೊರತು ಅದರಿಂದ ಆಗುವ ತೊಂದರೆಗಳನ್ನು ಜಾಸ್ತಿ ಅವ್ರ ಮನೆ ಕಡೆಯಿಂದ ಅವರಿಗೆ ರಿಇನ್ಫೋರ್ಸ್ಮೆಂಟ್ಗಳು ಆಗಬಾರ್ದು, ದಟ್ ವಿಲ್ ಬಿ ನೆಗೆಟಿವ್ ರಿಇನ್ಫೋರ್ಸ್ಮೆಂಟ್. ಅವ್ರ ಸೆಟ್ ಬ್ಯಾಕ್ಸನ್ನು ಅವರು ಡಿಸ್ಕರೇಜ್ ಮಾಡಬಾರ್ದು.
2: ಓಕೆ ಓಕೆ,
1: ಈಗ ಮಾಡುವ ನಿಟ್ಟಲ್ಲಿ ಅವರು ಹೊರಟಾಗ ಎಲ್ಲೋ ಮಧ್ಯದಲ್ಲಿ ಒಂದ್ಸಲ ಮಾಡಿದ್ರು ಅಂದರೆ ಅವರಿಗೆ ತುಂಬ ಡಿಸ್ಕರೇಜಿಂಗ್ ಆಟಿಟ್ಯೂಡ್ ಮನೆ ಮಂದಿ ತೋರಿಸಬಾರ್ದು. ಸೊ ಮನೆಯವರಿಗೂ ಕೂಡ ಅದನ್ನು ಹೇಳಿರ್ತೀವಿ ನಾವು, ಎನ್ಕರೇಜ್ ಮಾಡಿ ಅಂತ.
2: ಲೈಟಾಗಿ ಸಿಗರೇಟ್ ಒಂದು ದಿವಸ ಈಗ ಬಿಟ್ಟಾದ್ಮೇಲೂ ಕೂಡ ಎಲ್ಲೋ ಒಂದ್ಸರಿ ನಿಕೋಟಿನೂ ತೊಗೊಂಡಿರ್ತಾರೆ, ಎಲ್ಲ ಆಗಿರುತ್ತೆ, ಆದರೂ ಒಂದು ಮನಸ್ಸು ಕೇಳಲ್ಲ, ಒಂದ್ಸರಿ ತೊಗೊಂಬಿಡೋಣ ಅಂತ ಅನಿಸ್ತಾ ಇರುತ್ತೆ. ಇವ್ರಿಗೆ ಏನು ಹೇಳ್ತೀರಾ?
1: ಸಾಮಾನ್ಯ ಆಗೋದು ಹೀಗೇನೆ. ನಾನಾಗಲೇ ಹೇಳಿದೆ 6-10 ಅಟೆಂಪ್ಟ್ ಬೇಕು ಕರೆಕ್ಟಾಗಿ ಕಂಪ್ಲೀಟಾಗಿ ಬಿಡಬೇಕು ಅಂತ ಹೇಳಿದ್ರೆ, ಫಸ್ಟ್ ಅಟೆಂಪ್ಟಲ್ಲಿ ತುಂಬ ಕಡಿಮೆ ಜನ. ನಾನಾಗಲೇ ಏನು ಹೇಳಿದೆ ಈ ಕೋಲ್ಡ್ ಟರ್ಕಿ ಅಪ್ರೋಚ್ ಅಂತ, ಬಟ್ ಈ ಥರ ಆಗೋದು ಕಡಿಮೆ ಜನ. ಸಾಮಾನ್ಯ ಆಗೋದು ತುಂಬ ಸಲ ಮಾಡ್ತಾರೆ, ಆ ಕ್ರೇವಿಂಗ್ ಮತ್ತೆ ಶುರು ಆಗುತ್ತೆ, ಗ್ರೂಪ್ ಅವ್ರ ಗ್ರೂಪ್ ಮುಂಚಿನ ಗ್ರೂಪ್ ಅನ್ನು ಜಾಯಿನ್ ಆಗ್ತಾರೆ, ಸ್ಟಾರ್ಟ್ ಮಾಡ್ತಾರೆ. ಸೊ ಈವನ್ ಸೇಫ್ ಲಿಮಿಟ್ ಅನ್ನೋದು ಇಲ್ಲ ಇದರಲ್ಲಿ. ನೋ, ಇಷ್ಟೊರಗೆ ತಗೊಂಡ್ರೆ ಸೇಫು, ಅದ್ರ ಮೇಲೆ ತಗೊಂಡ್ರೆ ತಪ್ಪು, ಈ ತರದ್ ಇಲ್ಲ. ಈವನ್ ಒಂದು ಸಿಗರೆಟ್ ಇಸ್ ಡೇಂಜರಸ್.
2: ಸೊ ಈಗ ಕ್ಯಾನ್ಸರ್ ಬಂದಾಗಿರುತ್ತೆ, ಅದು ಹೇಗೆ ಐಡೆಂಟಿಫೈ ಮಾಡ್ತಾರೆ ಅಂತ ಅಂದ್ರೆ ಅವ್ರಿಗೆ ಗೊತ್ತೇ ಆಗಿರೋದಿಲ್ಲ.
1: ಈಗ ಸ್ಮೋಕ್ ಬಾಯಿ ಒಳಗಿಂದ ಎಲ್ಲೆಲ್ಲಿ ಹೋಗುತ್ತೋ ಅಷ್ಟು ಜಾಗಕ್ಕೂ ಒಂದಿಷ್ಟು ಡ್ಯಾಮೇಜ್ ಅನ್ನ ಇನ್ಫ್ಲಿಕ್ಟ್ ಮಾಡ್ತಾ ಹೋಗುತ್ತೆ. ಈಗ ಬಾಯಿ ಒಳಗೆ ಓರಲ್ ಕ್ಯಾನ್ಸರ್, ಈಗ ಸ್ಮೋಕ್ ಹೋಗಿರುತ್ತೆ, ಡ್ಯಾಮೇಜ್ ಮಾಡಿರುತ್ತೆ. ಬಾಯಲ್ಲೇ ಈ ಕ್ವಿಡ್ ಆಫ್ ಟೊಬ್ಯಾಕೋ ಇಟ್ಕೊಂಡಿರ್ತಾರೆ, ಈ ಜಗಿತಾ ಇರ್ತಾರೆ ಹೆಣ್ಮಕ್ಳು ಸುಮಾರು ಬೆಳಗಿಂದ ಸಂಜೆವರೆಗೂ ಒಬ್ಬೊಬ್ರು ಇಟ್ಕೊಳ್ಳೋದನ್ನ ನೋಡಿದೀನಿ ನಾನು. ಸೊ ಬಾಯಲ್ಲಿ ಎಲ್ಲಾ ಕಡೆನು ಈ ತುಟಿ ಒಳಭಾಗ ಇರಬಹುದು ಅಥವಾ ಹಾರ್ಡ್ ಪ್ಯಾಲೆಟ್ ಸಾಫ್ಟ್ ಪ್ಯಾಲೆಟ್ ಇರಬಹುದು ಅಥವಾ ಈ ಒಸಡುಗಳು ಇರಬಹುದು, ನಾಲಿಗೆ ಇರಬಹುದು, ನಾಲಿಗೆ ಕೆಳಭಾಗ ಇರಬಹುದು, ಇಲ್ಲೆಲ್ಲ ಜಾಗದಲ್ಲೂ ಟೊಬ್ಯಾಕೋಯಿಂದ ಇಂಜೂರ್ಡ್ ಜಾಗಗಳು ಇರ್ತವೆ, ತೊಂದರೆ ಆಗಿರೋ ಜಾಗಗಳು ಇರ್ತವೆ. ಆ ಜಾಗಗಳು ಕ್ಯಾನ್ಸರ್ ಆಗಿ ಪರಿವರ್ತನೆ ಆಗುತ್ತೆ. ಸೊ ಈಗ ಫೀಲ್ಡ್ ಕ್ಯಾನ್ಸರೈಸೇಷನ್ ಅಂತ ನಾನು ಹೇಳಿದೆ, ಅಂದರೆ ಯಾವ್ಯಾವ ಜಾಗಕ್ಕೆ ಮ್ಯುಕೋಸಲ್ ಡ್ಯಾಮೇಜ್ ಆಗಿರುತ್ತೋ ಅವುಗಳು ಕ್ಯಾನ್ಸರ್ ಆಗಿ ಕನ್ವರ್ಟ್ ಆಗುವ ಪೊಟೆನ್ಷಿಯಲ್ ಅನ್ನು ಹೊಂದಿರ್ತವೆ. ಒಂದೊಂದ್ಸಲ ಸ್ಟಾಪ್ ಆದ್ಮೇಲೆ ಕೂಡ, ಸೊ ಅಂದರೆ ಸ್ಮೋಕಿಂಗ್ ಹ್ಯಾಬಿಟ್ ಸ್ಟಾಪ್ ಆದ್ಮೇಲೆ ಕೂಡ, ಇದು ವೆರಿ ಕಾಮನ್ ಆಗಿ ನಾವು ನೋಡ್ತೀವಿ. ಸೊ ಈಗ ಬಾಯಿ ಗಂಟ್ಲು ಮತ್ತು ಶ್ವಾಸಕೋಶ ಮತ್ತೆ ಈ ಅನ್ನನಾಳ ಜಠರ, ಸೊ ಈ ಜಾಗಗಳು ಏರೋ ಡೈಜೆಸ್ಟಿವ್ ಟ್ರ್ಯಾಕ್ಟ್ ಅಂತ ನಾವು ಕರಿತೀವಿ, ಈ ಜಾಗಗಳ ಬೇರೆ ಬೇರೆ ಸೈಟ್ಗಳು ಬೇರೆ ಬೇರೆ ಟೈಮಲ್ಲಿ ಕ್ಯಾನ್ಸರ್ ಆಗಿ ಕನ್ವರ್ಟ್ ಆಗಿ ಬರ್ತಾರೆ, ಬೇರೆ ಬೇರೆ ಸಿಂಪ್ಟಮ್ಸ್ ಇಟ್ಕೊಂಡು. ಒಂದ್ ಮಾಮೂಲಿ ಬಾಯಿ ಹುಣ್ಣು ಇರ್ಬೋದು, ಎರಡು ವಾರ ಆಗತ್ತೆ ಹೀಲ್ ಆಗಲ್ಲ, ಅದು ಕ್ಯಾನ್ಸರಸ್ ಇರಬಹುದು. ಈಗ ಸ್ಮೋಕರ್ಸ್ ಬಾಯಿನ ನೀವು ನೋಡಿದ್ರೆ ಬಾಯಲ್ಲಿ ವೈಟ್ ಪ್ಯಾಚ್ ಇರುತ್ತೆ, ರೆಡ್ ಪ್ಯಾಚ್ ಇರುತ್ತೆ, ಎಷ್ಟೋ ಬಾರಿ ನಿಕೋಟಿನ್ ಸ್ಟೇನ್ಸ್ ಇರುತ್ತೆ ಸೊ ಬಾಯಿ ಒಳಗಡೆ. ಸೊ ಇವೆಲ್ಲ ಕೆಲವೊಂದು, ಇವುಗಳಲ್ಲಿ ಕೆಲವೊಂದು ಪ್ರೀ ಕ್ಯಾನ್ಸರಸ್ ಚೇಂಜಸ್ಸು. ಈಗ ನಾಳೆ ಕ್ಯಾನ್ಸರ್ ಆಗಿ ಕನ್ವರ್ಟ್ ಆಗುವಂತಹ ಇವತ್ತಿನ ಬದಲಾವಣೆಗಳು ಇರ್ತವೆ. ಸೊ ಸ್ಟಾಪ್ ಮಾಡೋದಕ್ಕೆ ಯಾವ ದಿನ ಕೂಡ ಲೇಟ್ ಅಲ್ಲ. ಮಾಡಿಬಿಟ್ಟಿದೀವಿ, ಆಗೋಗ್ಬಿಟ್ಟಿದೆ ಅದು, ಸ್ಟಾಪ್ ಮಾಡೋದು ನಿಯಮಿತವಾಗಿ. ಈ ಥರ ಯಾವ್ದಾದ್ರು ಸಿಂಪ್ಟಮ್ಸ್, ನಾ ಹೇಳಿದ ಸಿಂಪ್ಟಮ್ಸ್ ಯಾವ್ದಾದ್ರು ಬಂತು ಅಂದರೆ ಅದನ್ನು ಆವಾಗ ಹೋಗ್ಬಿಟ್ಟು ಪರೀಕ್ಷೆ ಮಾಡಿಸ್ಕೊಳ್ಳೋದು, ಯಾವುದನ್ನು ನೆಗ್ಲೆಕ್ಟ್ ಮಾಡದೇ ಇರೋದು, ಇಷ್ಟನ್ನು ಅವ್ರು ಪಾಲಿಸ್ಬೇಕಾಗುತ್ತೆ.
2: ಓಕೆ ಡಾಕ್ಟರ್, ಈಗ ಒಂದು ವರ್ಷದೊಳಗೆ ಕಂಡು ಬರುವಂತಹ ಧನಾತ್ಮಕ ಬದಲಾವಣೆಗಳು ಯಾವುದು ಅಂತ ಹೇಳ್ಬೋದಾ?
1: ಒನ್ ಇಯರ್ ಅಂದ್ರೆ ಈಗ ಒಂದು 20-25 ನಿಮಿಷ ಆದ್ಮೇಲೆ, ಒಂದು ಅರ್ಧ ಗಂಟೆ ಅಂತಾನೆ ಇಟ್ಕೊಳ್ಳಿ, ಅರ್ಧ ಗಂಟೆ ಆದ್ಮೇಲೆ ಹಾರ್ಟ್ ರೇಟ್ ಕಡಿಮೆ ಆಗೋದನ್ನ ನೋಡಬಹುದು, ಬಿ ಪಿ ಕಡಿಮೆ ಆಗೋದನ್ನ ನೋಡಬಹುದು, ಆಮೇಲೆ ಎದೆ ಹೊಡ್ಕೊಳ್ಳೋದು ಅನ್ನೋ ಫೀಲಿಂಗು, ಪಾಲ್ಪಿಟೇಷನ್ಸ್ ಅಂತ ಏನು ಹೇಳ್ತೀವಿ ಅದು ಕಡಿಮೆ ಆಗೋದನ್ನು ನೋಡಬಹುದು. ಕೆಲವು ದಿವಸಗಳಲ್ಲಿ ಆಂಗ್ಸೈಟಿ ಲೆವೆಲ್ಸು, ಸ್ಟ್ರೆಸ್ಸು, ಟೆನ್ಷನ್ನು ಅದೆಲ್ಲ ಕಡಿಮೆ ಆಗೋದನ್ನು ನೋಡಬಹುದು. ಈಗ ತಲೆನೋವು ಬರ್ತಾ ಇರುತ್ತೆ, ಅದು ಕಡಿಮೆ ಆಗೋದನ್ನು ನೋಡಬಹುದು. ಕೆಲವು ವೀಕ್ಗಳಲ್ಲಿ ನಮ್ಮ ದೇಹದಲ್ಲಿ ಒಂಥರ ಲೈಟ್ ಅನ್ನೋ ಫೀಲಿಂಗು, ಮತ್ತು ಈ ಇದರಿಂದ ಏನೇನು ಇದೆಲ್ಲ ನಾನು ಕೆಮ್ಮು ಹೇಳಿದ್ನಲ್ಲ, ಕೆಮ್ಮು ಕಡಿಮೆ ಆಗೋದನ್ನು ಕೆಲವು ವೀಕ್ಗಳಲ್ಲಿ, ಕೆಲವು ಫ್ರಮ್ ವೀಕ್ಸ್ ಟು ಮಂತ್ಸು, ಸ್ಮೋಕರ್ಸ್ ಕಾಫ್ ಇರಬಹುದು ಅಥವಾ ಬ್ರಾಂಕೈಟಿಸ್ ಇರ್ಬೋದು, ಆಸ್ತಮ ಇರಬಹುದು, ಸಿ ಒ ಪಿ ಡಿ ಇರ್ಬೋದು, ಇವುಗಳಿಂದ ಆಗುವ ಕೆಮ್ಮು ಇರಬಹುದು, ಇವೆಲ್ಲ ಕಡಿಮೆ ಆಗೋದನ್ನು ವೀಕ್ಸ್ ಟು ಮಂತ್ಸಲ್ಲಿ ನೋಡಬಹುದು. ಆಮೇಲೆ ಕೆಲವು ಒಂದು 6 ತಿಂಗಳಿಂದ 1 ವರ್ಷದ ಒಳಗಡೆ ಬೇರೆ ಯಾವುದಾದ್ರೂ ಪ್ರೀ ಕ್ಯಾನ್ಸರಸ್ ಚೇಂಜಸ್ ಬಾಯಿಯೊಳಗೆ ಬೇರೆ ಎಲ್ಲಾದರೂ ಇದ್ದರೆ ಅದು ರಿವರ್ಸ್ ಆಗೋದನ್ನು ಎಷ್ಟೋ ಬಾರಿ ನಾವು ನೋಡಬಹುದು. ಇನ್ನು ಲಾಂಗ್ ಟರ್ಮ್ ಕಾನ್ಸಿಕ್ವೆನ್ಸಸ್ಸು, ನಾನು ಆಗಲೇ ಹೇಳಿದ್ನಲ್ಲ, ಹಾರ್ಟು ಇರ್ಬೋದು ಅಥವಾ ಸ್ಟ್ರೋಕ್ ಇರ್ಬೋದು, ಅದಾಗುವಂಥದ್ದು ಏನಾದರೂ ಆಗ್ತಾ ಇದ್ರೆ, ನಾನು ಟಿ ಐ ಎ ಅಂತ ಹೇಳಿದೆ ಕೆಲವು ಸಿಂಪ್ಟಮ್ಸು, ಅಥವಾ ಈ ಹಾರ್ಟ್ ರಿಲೇಟೆಡ್ ಕೆಲವು ಸಿಂಪ್ಟಮ್ಸು, ಅವುಗಳೆಲ್ಲ ಕಡಿಮೆ ಆಗೋದನ್ನು ಕೆಲವು ವರ್ಷಗಳಲ್ಲಿ ನಾವು ನೋಡಬಹುದು.
2: ಓಕೆ ಡಾಕ್ಟರ್, ಇನ್ನು ಕೊನೆಯದಾಗಿ ನಮ್ಮ ಕೇಳುಗರಿಗೆ ನಿಮ್ಮ ಸಂದೇಶವೇನು ಅಂತ ಹೇಳ್ಬೋದಾ?
1: ನಿಜವಾಗ್ಲೂ ಇದರ ತೊಂದರೆಗಳು ತುಂಬ ಹೆಚ್ಚು, ಅದೇನು ಪ್ಲೆಷರ್ ಕೊಡುತ್ತೋ ಇಮಿಡಿಯೇಟಾಗಿ ಅದರಿಂದ ಆಗುವ ತೊಂದರೆಗಳು ಬಹಳ ಜಾಸ್ತಿ. ಸೊ ಅದಕ್ಕೋಸ್ಕರ ಇದನ್ನು ಸ್ಮೋಕಿಂಗನ್ನು ಡಿಸ್ಕಂಟಿನ್ಯೂ ಮಾಡಬೇಕು. ಈಗ ಅದರಿಂದ ಏನು ಪ್ಲೆಷರ್ ಸಿಕ್ಕುತ್ತೋ ಅದನ್ನು ಕಂಡ್ಕೊಳ್ಳೋಕ್ಕೆ ಬೇರೆ ಬೇರೆ ದಾರಿಗಳಿದ್ದಾವೆ. ಸೊ ಈಗ ಸ್ಟ್ರೆಸ್ ರಿಲೀಫಿಗೆ ಧ್ಯಾನ, ವ್ಯಾಯಾಮ, ಆಮೇಲೆ ಫಾಲೋಯಿಂಗ್ ಫಿಕ್ಸ್ಡ್ ಶೆಡ್ಯೂಲು, ಒಂದು ರುಟೀನನ್ನು ಫಾಲೋ ಮಾಡುವಂಥದ್ದು, ಸೊ ಈ ಮೆಥಡ್ಸನ್ನು ಮಾಡ್ಕೋಬೋದು, ಅಥವಾ ಸ್ಪೋರ್ಟ್ಸ್ ಯಾವುದೋ ಸ್ಪೋರ್ಟ್ಸ್ ಆ್ಯಕ್ಟಿವಿಟೀಲಿ ಇನ್ವಾಲ್ವ್ ಆಗುವಂಥದ್ದು ಇವುಗಳನ್ನು ಮಾಡ್ಕೋಬೋದು. ಹ್ಯಾವಿಂಗ್ ಅ ಗುಡ್ ಸೋಷಿಯಲ್ ನೆಟ್ವರ್ಕು, ಜನರ ಜೊತೆ ಮಿಕ್ಸ್ ಆಗೋದು, ಮಾತಾಡೋದು, ಫ್ರೆಂಡ್ಸ್ ಜೊತೆಗೆ ಸ್ಮೋಕ್ ಮಾಡದೇ ಇರೋ ಫ್ರೆಂಡ್ಸ್ ಜೊತೆಗಿರೋದು, ಇವುಗಳಿಂದ ಸ್ಟ್ರೆಸ್ ರಿಲೀಫನ್ನು ಕಂಡುಕೊಳ್ಬೇಕು ಹೊರತು, ಅಥವಾ ಮ್ಯೂಸಿಕ್ ಕೇಳೋದು ಅಥವಾ ಅವ್ರಿಗೇನು ಹವ್ಯಾಸ ಇದೆಯೋ ಅದನ್ನು ಫಾಲೋ ಮಾಡೋದು. ಈ ಸ್ಮೋಕಿಂಗ್ ತಾತ್ಕಾಲಿಕವಾಗಿ ಇದು ಕೊಡುವ ಪ್ಲೆಷರ್ಗಾಗಲಿ ಅಥವಾ ಸ್ಟ್ರೆಸ್ ರಿಲೀಫ್ ಅಂತ ಏನೊಂದು ಅಸ್ಯೂಡೋ ಫೀಲಿಂಗು, ಈ ತಪ್ಪು ಫೀಲಿಂಗನ್ನು ಕೊಡುತ್ತೆ, ಅದನ್ನು ಅರಸಿ ಹೋದರೆ ಅದಕ್ಕೆ ಅಡಿಕ್ಟ್ ಆಗುವ ಸಂಭವ ಇರುತ್ತೆ. ಆ್ಯಂಡ್ ಸೆಕೆಂಡ್ ಮೆಸೇಜು, ನೋ ಲೆವೆಲ್ ಈಸ್ ಸೇಫ್. ಸೊ ಬರೀ ಒಂದೇ ಒಂದು, ಅರ್ಧನೇ ಅರ್ಧ ಅಥವಾ ಎರಡೇ ಎರಡು ಅಂತ ಹೇಳಿ ಏನು ಹೇಳ್ತಾರೆ, ಸೊ ನೋ ಲೆವೆಲ್ ಈಸ್ ಸೇಫ್. ಆಮೇಲೆ ನೋ ಡೇಟ್ ಈಸ್ ಲೇಟ್, ಅಂದರೆ ಇವಾಗ ಇಷ್ಟೊಂದು ವರ್ಷ ಮಾಡಿಬಿಟ್ಟಿದ್ದೀನಿ, ಇವಾಗ ತುಂಬ ಲೇಟ್ ಆಗಿಬಿಟ್ಟಿದೆ, ಈ ಆತಂಕನೂ ಬೇಡ. ಓಕೆ, 15 ವರ್ಷ ಬೇಕಂತೆ ಒಂದ್ಸಲ ಆಗಿರುವ ತೊಂದರೆಗಳು ಅಂಡೂ ಆಗೋದಕ್ಕೆ, ಅಂದರೆ ಅದು ಇಲ್ಲ ಅಂತ ಆಗೋದಕ್ಕೆ 15 ವರ್ಷ ಬೇಕಂತೆ. ಬಟ್ ಈಗಾಗಲೇ ಸ್ಮೋಕಿಂಗ್ ಮಾಡಿರೋದ್ರಿಂದ ಅದರಿಂದ ಏನು ತೊಂದರೆ ಆಗಿರುತ್ತೆ ಅದನ್ನು ಫಾಲೋ ಅಪ್ಪಲ್ಲಿ ಇರಬೇಕು. ನಾನು ಆಗಲೇ ಕೆಲವು ಸಿಂಪ್ಟಮ್ಸ್ ಎಲ್ಲ ಏನು ಹೇಳಿದೆ ಅದರಲ್ಲಿ ಏನಾದರೂ ಕಂಡು ಬಂದರೆ ಹೋಗಿ ಪರೀಕ್ಷೆ ಮಾಡಿಸ್ಕೊಳ್ಳುವಂಥದ್ದು, ಅದನ್ನು ಮಾಡಬೇಕಾಗತ್ತೆ. ಇದನ್ನ ಬಿಡೋದ್ರಿಂದ ಬಹಳ ಜಾಸ್ತಿ ಬೆನಿಫಿಟ್ಸ್ ಇದಾವೆ.
2: ಓಕೆ ಡಾಕ್ಟರ್, ಇಷ್ಟು ಹೊತ್ತು ನಿಜಕ್ಕೂ ಒಂದು ಒಳ್ಳೆ ಮಾಹಿತಿಯನ್ನು ತಿಳಿಸ್ಕೊಟ್ರಿ. ತಂಬಾಕು ಅನ್ನೋ ಈ ಮಾಯಾಜಾಲದಿಂದ ಹೊರಬರೋದು ಹೇಗೆ, ಅದರಿಂದ ಆಗುವ ಅನಾಹುತಗಳು ಏನು ಅನ್ನೋದನ್ನ ಬಹಳ ಸರಳವಾಗಿ ನಮಗೆ ತಿಳಿಸ್ಕೊಟ್ರಿ. ಇವತ್ತು ನಮ್ಮ ಸ್ಟುಡಿಯೋಗೆ ಬಂದು ತಂಬಾಕು ಮುಕ್ತ ಜೀವನದ ಬಗ್ಗೆ ಇಷ್ಟೊಂದು ಆಳವಾದ ಮಾಹಿತಿ ಹಂಚಿಕೊಂಡಿದ್ದಕ್ಕೆ ನಿಮಗೆ ನಮ್ಮ ರೇಡಿಯೋ ತಂಡದ ಪರವಾಗಿ ಹಾಗೂ ನಮ್ಮೆಲ್ಲರ ಕೇಳುಗರ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳು ಡಾಕ್ಟರ್. ನಿಮ್ಮ ಈ ಸಲಹೆಗಳು ಖಂಡಿತ ವಾಗಿಯೂ ಎಷ್ಟೋ ಜನರ ಜೀವನದಲ್ಲಿ ಒಂದು ಹೊಸ ಬೆಳಕನ್ನ ತರುತ್ತೆ ಅನ್ನೋ ನಂಬಿಕೆ ನಮಗಿದೆ. ಥ್ಯಾಂಕ್ ಯು ಸೋ ಮಚ್ ಡಾಕ್ಟರ್.
1: ಥ್ಯಾಂಕ್ ಯು.
2: ಸೊ ಸ್ನೇಹಿತರೆ, ಕೇಳಿಸ್ಕೊಂಡ್ರಿ ಅಲ್ವಾ, ನಮ್ಮ ಶಿವಮೊಗ್ಗದ ನಂಜಪ್ಪ ಲೈಫ್ ಕೇರ್ ಹಾಸ್ಪಿಟಲ್ನ ಸೀನಿಯರ್ ಕನ್ಸಲ್ಟೆಂಟ್ ಮೆಡಿಕಲ್ ಆಂಕಾಲಜಿಸ್ಟ್ ವಿಭಾಗದಲ್ಲಿ ಕಾರ್ಯನಿರ್ವಹಿಸ್ತಾ ಇರುವ ಕ್ಯಾನ್ಸರ್ ತಜ್ಞರಾದ ಡಾಕ್ಟರ್ ನಮ್ರತಾ ಉಡುಪ ಅವರು ವಿಶ್ವ ತಂಬಾಕು ರಹಿತ ದಿನದ ಮಹತ್ವದ ಬಗ್ಗೆ ಬಹಳ ಸರಳವಾಗಿ ನಮ್ಮೆಲ್ಲರಿಗೂ ತಿಳಿಸ್ಕೊಟ್ರು. ಅವರಿಗೆ ಧನ್ಯವಾದಗಳು ಹೇಳ್ತಾ, ಶ್ರೋತೃಗಳೇ, ಜೀವನ ಅನ್ನೋದು ತುಂಬಾ ಸುಂದರವಾಗಿದೆ, ಅದನ್ನ ತಂಬಾಕಿನ ಹೊಗೆಯಲ್ಲಿ ಕರಗಿಸಬೇಡಿ. ನಿಮ್ಮ ಒಂದು ನಿರ್ಧಾರ ನಿಮ್ಮ ಕುಟುಂಬದ ನೂರಾರು ನಗುಗಳಿಗೆ ಕಾರಣವಾಗಬಹುದು. ನೆನ್ಪಿಡಿ, ಧೂಮಪಾನ ಬಿಡೋದಕ್ಕೆ ಇವತ್ತೇ ಅತ್ಯಂತ ಶುಭ ದಿನ ಅಂತಾನೆ ಹೇಳಬಹುದು. ಸರಿ, ಹಾಗಿದ್ರೆ ಕ್ಯಾನ್ಸರ್ ಮತ್ತು ತಂಬಾಕಿಗೆ ಇಡಿ ಇಂದೇ ಕೊನೆ ಎಂಬ ಕಾರ್ಯಕ್ರಮವನ್ನ ಮುಗಿಸ್ತಾ ಇದ್ದೀನಿ. ಈ ಮಾಹಿತಿ ನಿಮ್ಮ ಮನಸ್ಸಿಗೆ ಮುಟ್ಟಿದೆ ಅಂತ ಭಾವಿಸ್ತೀನಿ. ಮತ್ತೆ ಸಿಗೋಣ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಷಯದ ಜೊತೆಗೆ. ಅಲ್ಲಿವರೆಗೂ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್ಜೆ ಸ್ಮೈಲಿಂಗ್ ಶ್ವೇತಾ.
3: ಹೇ, PUC ಅಂದ್ರೆ ಬರೀ ಸ್ಟಡಿ ಅಷ್ಟೇ ಅಲ್ಲ, ಇಟ್ಸ್ ಅಬೌಟ್ ಅವರ್ ಫ್ಯೂಚರ್.
4: ಆದ್ರೆ ಬೆಸ್ಟ್ ಕಾಲೇಜ್ ಚೂಸ್ ಮಾಡೋದು ಹೇಗೆ?
3: ಸಿಂಪಲ್, ಎಲ್ಲಿ ಬೆಸ್ಟ್ ಮೆಂಟರ್ಸ್ ಇರ್ತಾರೋ ಅಲ್ಲಿಗೆ ಹೋಗ್ಬೇಕು.
5: ಹಾಗಾದ್ರೆ ಶಿವಮೊಗ್ಗದ ಗಂಗೋತ್ರಿ ಇಂಡಿಪೆಂಡೆಂಟ್ PU ಕಾಲೇಜ್ಗೆ ಬನ್ನಿ.
6: ಗಂಗೋತ್ರಿ ಕಾಲೇಜ್ ಅಲ್ಲಿ ಸ್ಪೆಷಲ್ ಏನಿದೆ?
5: ಅಲ್ಲಿರೋದು ಬರೀ ಟೀಚರ್ಸ್ ಅಲ್ಲ, ರಿಯಲ್ IIT ಮೆಂಟರ್ಸ್. ಮುಂಬೈ, ರಾಂಚಿ, ತಿರುಪತಿ IIT ಬಂದಿರೋ ನುರಿತ ತಜ್ಞರಿಂದ PCMB ಮತ್ತು ವಾಣಿಜ್ಯ ವಿಭಾಗದ ಪಾಠ ನಡೆಯುತ್ತೆ. ಅದರ ಜೊತೆಗೆ ಇಂಟಿಗ್ರೇಟೆಡ್ ಕೋಚಿಂಗ್ ಕೂಡ ಇದೆ. JEE, NEET ಮತ್ತು KCET ನಲ್ಲಿ ಟಾಪ್ ರಿಸಲ್ಟ್ಸ್ ಗ್ಯಾರಂಟಿ.
6: ವಾವ್, ಅಂದ್ರೆ ಫ್ಯೂಚರ್ ಪ್ರೂಫ್ ಅಂತ ಆಯ್ತು.
5: ಖಂಡಿತ, ಫ್ಯೂಚರ್ ಡಿಮ್ಯಾಂಡ್ಗೆ ತಕ್ಕಂತೆ AI ಮತ್ತು ರೋಬೋಟಿಕ್ಸ್ ಸಬ್ಜೆಕ್ಟ್ಗಳು ಇವೆ. ಜೊತೆಗೆ ಸ್ಮಾರ್ಟ್ ಕ್ಲಾಸ್ ರೂಮ್ಸ್, ಹೈಟೆಕ್ ಲ್ಯಾಬ್ಸ್ ಮತ್ತು ಸುರಕ್ಷಿತವಾದ ಹಾಸ್ಟೆಲ್ ಸೌಲಭ್ಯ ಕೂಡ ಇದೆ. ಗಂಗೋತ್ರಿ ಅಂದ್ರೆ ಇಟ್ಸ್ ನಾಟ್ ಜಸ್ಟ್ ಎ ಕಾಲೇಜ್, ಇಟ್ಸ್ ಎ ಫ್ಯೂಚರ್ ಬಿಲ್ಡರ್.
7: ಅಡ್ಮಿಷನ್ಸ್ ಓಪನ್ ಫಾರ್ 2026 and 27. ಹಾಗಾದ್ರೆ ತಡ ಯಾಕೆ, ತಕ್ಷಣ ಎನ್ರೋಲ್ ಮಾಡಿ.
5: ಗಂಗೋತ್ರಿ ಇಂಡಿಪೆಂಡೆಂಟ್ PU ಕಾಲೇಜ್, ಮ್ಯಾಮ್ಕೂಸ್ ಬಿಲ್ಡಿಂಗ್, ಕೋಟೆ ರಸ್ತೆ, ಶಿವಮೊಗ್ಗ. ಹೆಚ್ಚಿನ ಮಾಹಿತಿಗಾಗಿ ಕರೆ ಮಾಡಿ 9035588244 ಅಥವಾ 8884082.
7: ಗಂಗೋತ್ರಿ ಇಂಡಿಪೆಂಡೆಂಟ್ PU ಕಾಲೇಜ್, ವಿ ಬಿಲ್ಡ್ ಎಕ್ಸಲೆನ್ಸ್ ಇನ್ ಎಜುಕೇಶನ್.
8: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
9: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
8: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
10: ಶಿವಮೊಗ್ಗದಲ್ಲಿ ಬೆಳ್ಳಿಯ ಸಾಮಗ್ರಿಗಳ ವಿಶೇಷ ಸಂಗ್ರಹ ಏನಿದೆ ಗೊತ್ತಾ ನಿಮ್ಗೆ? ಅದ್ಭುತವಾದ ಸಿಲ್ವರ್ ಫೋಟೋ ಫ್ರೇಮ್ಗಳನ್ನ ಗಿಫ್ಟ್ ಮಾಡಬೇಕು ಅಂತಿದ್ದೀರಾ? ರೀಸನೇಬಲ್ ಪ್ರೈಸ್ ನಲ್ಲಿ ಬೆಳ್ಳಿ ಐಟಮ್ಸ್ ಕಾರ್ಪೊರೇಟ್ ಗಿಫ್ಟ್ ಕೊಡ್ಬೇಕಾ? ಇಂತಹ ಎಲ್ಲ ಅಗತ್ಯಗಳಿಗೆ ಭೇಟಿ ಕೊಡಿ ಮೈತ್ರಿ ಮೈ ಜುವೆಲ್, ಎಲ್ಲೆಲ್ಲ ರಸ್ತೆ, ಶಿವಮೊಗ್ಗ. ಮಲೆನಾಡಿನ ಸುಪ್ರಸಿದ್ಧ ಬಂಗಾರ, ಬೆಳ್ಳಿ, ವಜ್ರದ ಅಂಗಡಿ ಮೈತ್ರಿ ಮೈ ಜುವೆಲ್.
8: ಶಿವಮೊಗ್ಗದ ಜನತೆಗೆ ಸಿಹಿ ಸುದ್ದಿ. ಜ್ಞಾನಸಾಗರ ಸೆಂಟ್ರಲ್ ಸ್ಕೂಲ್ ನಲ್ಲಿ ಈಗ AI ಕ್ರಾಂತಿ.
11: ಪ್ರೀ KGಯಿಂದ 10ನೇ ತರಗತಿವರೆಗೆ ನಿಮ್ಮ ಮಗುವಿನ ಬುದ್ಧಿಶಕ್ತಿಗೆ AI ಮೆರಗು. ಕೋರ್ ಕೋಡಿಂಗ್ ಕಾನ್ಸೆಪ್ಟ್ಸ್, ಸೇಫ್ ಕ್ಯಾಂಪಸ್ ಮತ್ತು ಅನುಭವಿ ಶಿಕ್ಷಕರು. ಜ್ಞಾನಸಾಗರ, ನರ್ಚರಿಂಗ್ ಥಿಂಕರ್ಸ್ ಅಂಡ್ ಕ್ರಿಯೇಟರ್ಸ್.
8: ಅಡ್ಮಿಷನ್ ಶುರುವಾಗಿದೆ, ಸೀಟ್ಸ್ ಆರ್ ಫಿಲ್ಲಿಂಗ್ ಫಾಸ್ಟ್. ತಡ ಮಾಡದೆ ಈ ಕೂಡಲೇ ಕರೆ ಮಾಡಿ 9164449431. ಮಕ್ಕಳ ಉಜ್ವಲ ಭವಿಷ್ಯಕ್ಕಾಗಿ ಜ್ಞಾನಸಾಗರ ಸೆಂಟ್ರಲ್ ಸ್ಕೂಲ್. ಹಾಯ್ ಆಶಿಕಾ, ಹೇಗಿದ್ಯಾ? ಹಬ್ಬಕ್ ಶಾಪಿಂಗ್ ಲಿಸ್ಟ್ ಎಲ್ಲ ರೆಡಿನಾ?
2: ಹೂನೆ, ರೆಡಿ ಆಗ್ತಾ ಇದೆ.
8: ಏ ಅದ್ಯಾಕೆ, ಬಜೆಟ್ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಆ ಯೋಚನೆ ಬಿಡು, ನಮ್ ಐಶ್ವರ್ಯ ಸಿಲ್ಕ್ಸ್ ಇದೆಯಲ್ಲ.
12: ಹೌದು, ದುರ್ಗಿಗುಡಿ ಮೇನ್ ರೋಡ್ ನಲ್ಲಿರೋ ಐಶ್ವರ್ಯ ಸಿಲ್ಕ್ಸ್ಗೆ ಒಂದ್ಸಲ ಭೇಟಿ ಕೊಡಿ. ಯಾಕಂದ್ರೆ ಇಲ್ಲಿಗೆ ಸೀರೆಗಳು ನೇರವಾಗಿ ನೇಕಾರರಿಂದಲೇ ಬರುತ್ತೆ. ಅಂದ್ರೆ ಅತ್ಯಂತ ಕಡಿಮೆ ಬೆಲೆಗೆ ಅಪ್ಪಟ ಸಿಲ್ಕ್ ನಿಮ್ಮದಾಗತ್ತೆ. ಇನ್ನು ವೆರೈಟಿ ಬೇಕಾ? ಲಿಸ್ಟ್ ಕೇಳಿ. ಪ್ಯೂರ್ ಕಂಚಿ ಮತ್ತು ಬನಾರಸ್ ಸಿಲ್ಕ್, ಮೃದುವಾದ ಸಾಫ್ಟ್ ಸಿಲ್ಕ್, ಕ್ಲಾಸಿಕ್ ಮೈಸೂರ್ ಕ್ರೇಪ್, ಕಲರ್ಫುಲ್ ಬಾಂದಿನಿ ಮತ್ತು ಮಾಡೆಲ್ ಸೀರೆಗಳು. ಅಷ್ಟೇ ಅಲ್ಲ, ಮದುವೆ ಫಂಕ್ಷನ್ ಗಳಿಗೆ ಬೇಕಾದ ಗ್ರ್ಯಾಂಡ್ ಕಲೆಕ್ಷನ್ ಮತ್ತು ಗಿಫ್ಟ್ ಕೊಡೋಕೆ ಬೇಕಾದ ಫ್ಯಾನ್ಸಿ ಸೀರೆಗಳು ಇಲ್ಲಿ ರಾಶಿ ರಾಶಿ ಸಿಗುತ್ತೆ.
13: ಯಾರು ಮಧ್ಯವರ್ತಿಗಳಿಲ್ಲದೇ ಇರುವುದರಿಂದ ಬೆಲೆಯಲ್ಲಿ ಮೋಸವಿಲ್ಲ. ಅಪ್ಪಟ ಕಾಟನ್ ಇಂದ ಅದ್ಧೂರಿ ರೇಷ್ಮೆ ಸೀರೆವರೆಗೆ ಎಲ್ಲವೂ ಸಿಗುತ್ತೆ. ಮತ್ತೆ ತಡ, ಹಿಂದೆ ಬನ್ನಿ. ಐಶ್ವರ್ಯ ಸಿಲ್ಕ್ಸ್, ದುರ್ಗಿಗುಡಿ ಮುಖ್ಯ ರಸ್ತೆ, ಶಿವಮೊಗ್ಗ.
2: ನಮಸ್ಕಾರ, ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್ಜೆ ಮಹಾಲಕ್ಷ್ಮಿ. ನೀವು ಕೇಳ್ತಾ ಇರೋದು ಸಾಹಿತ್ಯ ಲೋಕ ಕಾರ್ಯಕ್ರಮ. ಸ್ನೇಹಿತರೆ, ಪ್ರಪಂಚದಲ್ಲಿ ನಿಸ್ವಾರ್ಥ ಪ್ರೀತಿ ಅಂತ ಯಾವುದಾದ್ರೂ ಇದ್ರೆ ಅದು ಅಮ್ಮನ ಪ್ರೀತಿ ಮಾತ್ರ. ಅವಳಿಗೆ ನಾವು ಏನೂ ಕೊಡದೇ ಇದ್ರೂ ಅವಳು ಮಾತ್ರ ನಮಗೆ ತನ್ನ ಜೀವನವನ್ನೇ ಕೊಟ್ಬಿಡ್ತಾಳೆ. ಅಮ್ಮ ಅಂದರೆ ಕೇವಲ ಒಂದು ಪದ ಅಲ್ಲ, ಅದೊಂದು ಭಾವನೆ, ಶಕ್ತಿ. ನಾವು ಅತ್ತಾಗ ಮೊದಲು ಓಡಿ ಬರುವವಳು ಅಮ್ಮ, ನಾವು ಬಿದ್ದಾಗ ಮುತ್ತು ಕೊಟ್ಟು ಎಬ್ಬಿಸುವವಳು ಅಮ್ಮ, ನಮ್ಮ ಹಸಿವಿಗೆ ತಾನು ಉಪವಾಸ ಇರುವವಳು, ನಮ್ಮ ನಗುವಿಗಾಗಿ ತನ್ನ ಕಣ್ಣೀರನ್ನು ಮುಚ್ಚಿಡುವವಳು ಅಮ್ಮ. ಅವಳು ಒಂದು ರೀತಿಯ ಸಹನಾಮೂರ್ತಿ, ಶಕ್ತಿ, ದೇವತೆ, ನಮಗೆ ಸ್ಫೂರ್ತಿ, ಎಲ್ಲದೂ ಕೂಡ ಅವಳಾಗಿರ್ತಾಳೆ. ನಮ್ಮ ನಿಮ್ಮೆಲ್ಲರಿಗೂ ಗೊತ್ತಿರುವಂತೆ ಸ್ನೇಹಿತರೆ, ತಾಯಿ ಅಂದರೆ ತ್ಯಾಗದ ಇನ್ನೊಂದು ಹೆಸರು. ನಮ್ಮ ಜೀವನದ ಮೊದಲ ಶಾಲೆ, ಮೊದಲ ಸ್ನೇಹಿತೆ, ಸ್ನೇಹಿತ ಎಲ್ಲವೂ ಅಮ್ಮನೇ. ವೇದಗಳೇ ಹೇಳಿದಂತೆ ಮಾತೃದೇವೋಭವ ಅನ್ನುವಂತಹ ಮಾತು ಅರ್ಥಗರ್ಭಿತವಾದುದು. ತಾಯಿಯ ಸ್ಥಾನ ದೇವರಿಗಿಂತಲೂ ಒಂದು ಮೆಟ್ಟಿಲು ಮೇಲು. ಖಂಡಿತವಾಗ್ಲೂ ಅಮ್ಮನ ಪ್ರೀತಿ ಅಳಿಯದ ಅಕ್ಷಯ ಪಾತ್ರೆ. ಅವಳ ಒಂದು ತ್ಯಾಗಕ್ಕೆ ಸಮನಾಗಿರುವಂಥದ್ದು ಮತ್ತೊಂದಿಲ್ಲ. ನಮ್ಮ ಬದುಕಿನ ಮೊದಲ ಆಸರೆ ಅಪ್ಪ ಅಮ್ಮನೇ ಆಗಿರ್ತಾರೆ. ಅವರ ಒಂದು ನಿಸ್ವಾರ್ಥ ಪ್ರೀತಿಯ ಸಂಕೇತ ಅವರ ಒಂದು ಮಮತೆ. ಅಪ್ಪ ಅಮ್ಮ ಮಕ್ಕಳಿಗೋಸ್ಕರ ಕಷ್ಟಪಡುವಂಥದ್ದು ಅಷ್ಟಿಷ್ಟಲ್ಲ. ಅಪ್ಪ ಮತ್ತು ಅಮ್ಮ ಅನ್ನುವಂತಹ ಈ ಪದಗಳು ಬರೀ ಪದಗಳಲ್ಲ ಸ್ನೇಹಿತರೆ. ಆ ಎರಡು ಪದಗಳು ಒಂದು ರೀತಿಯಲ್ಲಿ ದಿವ್ಯ ಮಂತ್ರಗಳಾಗಿವೆ. ಅಪ್ಪ ಅಮ್ಮ ಜೊತೆಗಿದ್ರೆ ನೂರಾನೆಯ ಬಲ ಕೂಡ ಇದ್ದಂತೆ. ಏನಂತೀರಿ ಅಲ್ವಾ? ಅದಕ್ಕೆ ಅಲ್ವಾ ಮನೆಯ ಮೊದಲ ಪಾಠಶಾಲೆ ಅಂತ ಕರೆಯೋದು. ತಾಯಿಯ ಪ್ರತಿ ಮಗುವಿನ ಮೊದಲ ಗುರು, ಬದುಕಿನ ದಾರಿ ತೋರಿಸಿದವಳು ಅಮ್ಮ. ನಮ್ಮಿಂದ ಏನೋ ಪ್ರತಿಫಲಾಪೇಕ್ಷೆ ಇಲ್ಲದೆ ರಕ್ತವನ್ನೇ ಬೆವರಂತೆ ಸುರಿಸಿ ಮಕ್ಕಳಿಗಾಗಿ ದುಡಿಯುವ ಜೀವಗಳು ಅಂದರೆ ಅದು ಅಪ್ಪ ಮತ್ತು ಅಮ್ಮ. ನಮ್ಮ ಕಷ್ಟದಲ್ಲಿ ಜೊತೆ ನಿಂತ ದೇವತೆಗಳು ಇವರಿಬ್ರು. ಸ್ನೇಹಿತರೆ, ಪ್ರತಿ ವರ್ಷ ಮೇ ತಿಂಗಳ 2ನೇ ಭಾನುವಾರದಂದು ವಿಶ್ವ ಅಮ್ಮಂದಿರ ದಿನ ಅಂತ ಆಚರಣೆ ಮಾಡ್ತೀವಿ. ಪ್ರತಿ ವರ್ಷ ಮೇ 10ರಂದು ವಿಶ್ವ ಅಮ್ಮಂದಿರ ದಿನಾಚರಣೆಯನ್ನು ಸ್ಪೆಷಲ್ಲಾಗಿ, ವಿಶೇಷವಾಗಿ ಆಚರಣೆ ಮಾಡೋದು ಉಂಟು. ನಿನ್ನೆ ಅಂದರೆ ಭಾನುವಾರ ವಿಶ್ವ ಅಮ್ಮಂದಿರ ದಿನವನ್ನು ಆಚರಣೆ ಮಾಡಿದ ಪ್ರಯುಕ್ತವಾಗಿ ಈ ದಿನ ಸಾಹಿತ್ಯ ಲೋಕ ಕಾರ್ಯಕ್ರಮದಲ್ಲಿ ಅಮ್ಮನ ಬಗ್ಗೆ ಒಂದಿಷ್ಟು ವಿಷಯಗಳನ್ನು ನಮ್ಮೊಟ್ಟಿಗೆ ಶಿವಮೊಗ್ಗದ ಪಂಕಜ ಅವರು ಹಂಚಿಕೊಂಡಿದ್ದಾರೆ. ಶಿವಮೊಗ್ಗದ ಪಂಕಜ ಅವರಿಂದ ಅಮ್ಮನವರ ಬಗ್ಗೆ ಅವರೇನು ಹೇಳಿದ್ದಾರೆ ಅನ್ನೋದನ್ನು ಅವರಿಂದ ಕೇಳೋಣ.
14: ಎಲ್ಲರಿಗೂ ಬೆಳಗಿನ ಶುಭೋದಯ ಹಾಗೂ ವಿಶ್ವ ಅಮ್ಮಂದಿರ ದಿನದ ಶುಭಾಶಯಗಳು. ನಾಸ್ತಿ ಮಾತೃಸಮ ಛಾಯಾ ನಾಸ್ತಿ ಮಾತೃಸಮ ಗತಿ, ನಾಸ್ತಿ ಮಾತೃಸಮಂ ತ್ರಾಣಂ ನಾಸ್ತಿ ಮಾತೃಸಮ ಪ್ರಿಯ. ಎಷ್ಟು ಅರ್ಥವತ್ತಾದ ಶ್ಲೋಕ. ತಾಯಿಗೆ ಸಮಾನವಾದ ನೆರಳು, ಆಶ್ರಯ, ರಕ್ಷಣೆ ಮತ್ತು ಪ್ರೀತಿ ಬೇರೆಲ್ಲೂ ಇಲ್ಲ ಎಂಬುದು ಇದರ ಅರ್ಥ. ಅಮ್ಮ ಈ ಶಬ್ದವೇ ಒಂದು ರೀತಿಯ ಶಕ್ತಿ. ಅಮ್ಮನ ಕುರಿತು ಒಂದು ತುಣುಕ ಹಾಡು ಕೇಳುತ್ತಾ ಮುಂದುವರಿಸೋಣವೇ.

0: ಅಮ್ಮ, ಈ ಶಬ್ದವೇ ಆತ್ಮೀಯತೆ, ಮಮತೆ, ಪ್ರೀತಿ, ವಾತ್ಸಲ್ಯ, ಬೆಟ್ಟದಷ್ಟು ನಂಬಿಕೆ, ಧೈರ್ಯ, ಸ್ಥೈರ್ಯ, ಸಮಾಧಾನ ಎಲ್ಲವೂ ಅವಳೆ. ನಮ್ಮೆಲ್ಲ ನೋವು, ನಲಿವು, ಕಷ್ಟ, ನಷ್ಟ, ಮಾನ, ಅವಮಾನಗಳನ್ನು ಅವಳ ಮಡಿಲಿಗೆ ಹಾಕಿ ನಮ್ಮನ್ನು ಹಗುರಗೊಳಿಸಿಕೊಳ್ಳುವೆವು. ಇಂತಹ ಭಾರವನ್ನು ಅವಳಲ್ಲದೆ ಬೇರಾರು ಹೊರಲಾರರು. ಇಂತಹ ನಿಸ್ವಾರ್ಥ ಪ್ರೀತಿ, ತ್ಯಾಗ, ಆರೈಕೆ ಜಗತ್ತಿನಲ್ಲಿ ಸಿಗುವುದೆಂದರೆ ನಮ್ಮ ಅಮ್ಮನಲ್ಲಿ ಮಾತ್ರ. ಜಗತ್ ರಕ್ಷಕನೇ ಇವಳ ರಕ್ಷಣೆಯ ಮುಂದೆ ಸೋಲುತ್ತಾನೆ. ಭಗವಂತನು ಬೇಡಿಕೊಂಡರಷ್ಟೇ ಬೇಡಿಕೆ ಈಡೇರಿಸುವನು. ತಾಯಿ ಬೇಡದೆಯೇ ಕರುಳರಿಯುತ್ತಲೆಯೇ ಪೂರೈಸುವಳು. ಆ ದೇವರು ತನ್ನ ಬದಲಾಗಿ ಅಮ್ಮನನ್ನು ಕೊಟ್ಟಿದ್ದಾನೆ. ಕರಗದ ಪ್ರೀತಿಯ ಮೂಟೆಯನ್ನಷ್ಟೇ ಅವಳಲ್ಲಿಟ್ಟಿದ್ದಾನೆ. ಹಾಗಾಗಿಯೇ ದೇವರ ದೇವರು ಅಮ್ಮ. ಉಪಾಧ್ಯಾಯರಿಗಿಂತ 10 ಪಾಲು ಆಚಾರ್ಯ, ಆಚಾರ್ಯನಿಗಿಂತ 100 ಪಾಲು ತಂದೆ, ತಂದೆಗಿಂತ 1000 ಪಾಲು ತಾಯಿ. ತಾಯಿ ಗೌರವಾಧಾರಗಳಿಗೆ ಹರ್ರರು. ಆದ್ದರಿಂದಲೇ ನಾವು ಮೊದಲು ಮಾತೃದೇವೋ ಭವ ಎಂದು ಕರೆಯುತ್ತೇವೆ. ನಾಸ್ತಿ ಮಾತೃ ಸಮೋ ಗುರು ಎಂಬ ಮಾತಿದೆ. ಮನೆಯ ಮೊದಲ ಪಾಠಶಾಲೆ, ತಾಯಿಯೇ ಮೊದಲ ಗುರು ಎಂಬ ಮಾತನ್ನು ಕೇಳುತ್ತಲೇ ಬೆಳೆದವರು ನಾವು. ಅಮ್ಮನ ಮಡಿಲಿನ ಬಿಸಿ ಅಪ್ಪಿಗೆ, ಅಮ್ಮನ ಜೋಗುಳದ ಹಾಡಿಗೆ ನಿದ್ದೆಯ ಸ್ಪರ್ಶ, ಅಮ್ಮನ ಕೈ ಹಿಡಿದು ಕಲಿತ ಪುಟ್ಟ ಪುಟ್ಟ ಹೆಜ್ಜೆಗಳ ಆ ಕ್ಷಣಗಳು, ಅಮ್ಮನ ಸಿಹಿ ಮುತ್ತಿನ ಸೂರಿಮಳೆಯಲ್ಲಿ ಕಲಿತ ತೊದಲ ಮಾತು, ಅಮ್ಮನ ಕೈತುತ್ತು ತಿಂದ ಅಮೃತ ಗಳಿಗೆಗಳು, ಹೀಗೆ ಬಾಲ್ಯದ ಆ ರಸಕ್ಷಣಗಳನ್ನು ಮೆಲುಕು ಹಾಕುವಾಗ ಬಾಯಿಯಿಂದ ಹೊರಹೊಮ್ಮುವ ಉದ್ಗಾರ, ಅಮ್ಮ ನೀನೆಷ್ಟು ತ್ಯಾಗಮಯಿ, ಒಲವಿನ ಸೆಲೆ, ನಿನ್ನನ್ನು ಅಮ್ಮನನ್ನಾಗಿ ಪಡೆದ ನಾವೇ ಧನ್ಯರು. ಹೌದು, ನವಜಾತ ಶಿಶುವಿನ ಅಳುವ ಧ್ವನಿ 4 ಗೋಡೆಯ ಮಧ್ಯೆ ಪ್ರತಿಧ್ವನಿಸಿದಾಗ ಅಮ್ಮನಿಗೆ ಮಡಿಲು ತುಂಬಿದ ಸಂತೋಷ, ತಂದೆಗೆ ಜಗತ್ತನ್ನು ಗೆದ್ದಷ್ಟು ಸಂತೋಷ, ಸಂಭ್ರಮ. ಮಗು ಜಗತ್ತನ್ನೇ ಕಾಣುವ ಮೊದಲೇ ಹುಟ್ಟುವ ಮಗುವಿನ ಭವಿಷ್ಯದ ಕುರಿತು ವಿವಿಧ ಆಶಾಗೋಪುರಗಳನ್ನು ಕಟ್ಟಿ ಅನಂತರ ಸಾಕಾರಗೊಳಿಸುವ ಹೆತ್ತವರಲ್ಲಿ ತಾಯಿಗೆ ಮೊದಲ ಸ್ಥಾನ. 9 ತಿಂಗಳು ಹೊತ್ತು ನೋವು ಅನುಭವಿಸಿ ಹೆತ್ತ ತಾಯಿ ಮತ್ತು ತನ್ನ ಜವಾಬ್ದಾರಿಯನ್ನು ನಿಸ್ವಾರ್ಥದಿಂದ ಸಮರ್ಥವಾಗಿ ನಿರ್ವಹಿಸುವ ತಂದೆ ಇವರೀರ್ವರು ಸದ್ಯಕ್ಕೆ ದೇವರು. ತಾವು ವಂಚಿತಗೊಂಡ ಸೌಲಭ್ಯಗಳೆಲ್ಲವನ್ನು ಹೊಟ್ಟೆ ಬಟ್ಟೆ ಕಟ್ಟಿಕೊಂಡು ತಮ್ಮ ಮಕ್ಕಳಿಗೆ ಒದಗಿಸಿ ಅವರೊಂದಿಗೆ ತಾವು ಸಂತೋಷ ಪಡುವ ಇವರು ಮಕ್ಕಳ ಭವಿಷ್ಯ ಕುರಿತು ಸದಾ ಚಿಂತೆಯಲ್ಲಿರುವರು. ಮಕ್ಕಳ ಬಾಲ್ಯಾವಸ್ಥೆಯ ಕಷ್ಟಕರವಾದ ವಿವಿಧ ಹಂತಗಳಲ್ಲಿ ಲಾಲನೆ ಪಾಲನೆಯನ್ನು ಯಾವುದೇ ಕುಂದುಂಟಾಗದಂತೆ ನಿರ್ವಹಿಸಿ ಒಲವಿನ ವರ್ಷವನ್ನೇ ಸುರಿಸಿ ತನ್ನನ್ನು ಸಮರ್ಪಿಸಿಕೊಳ್ಳುವ ದೇವತೆ ತಾಯಿ. ನಮ್ಮ ಜೀವನದ ಪುಟಗಳನ್ನು ತಿರುವಿದರೆ ತಂದೆ ತಾಯಿ ನಮ್ಮ ಉಜ್ವಲ ಭವಿಷ್ಯಕ್ಕಾಗಿ ಮಾಡಿದ ತ್ಯಾಗದ ಅರಿವಾಗುತ್ತದೆ. ಮಗುವಿನ ಶ್ರೇಯೋಭಿವೃದ್ಧಿಗಾಗಿ ಹಗಲಿರುಳು ಶ್ರಮಿಸುವ ತಾಯಿ, ತಾಯಿಯ ಋಣ ಯಾರಿಂದಲೂ ತೀರಿಸಲಾಗದು. ಅದಕ್ಕೆಂದೇ 10 ದೇವರಿಗೆ ನಮಿಸುವ ಬದಲು ಹೆತ್ತ ತಾಯಿಗೆ ನಮಿಸುವುದು ಲೇಸು ಎಂದು ಹಿರಿಯರು ಹೇಳುತ್ತಾರೆ. ಜಗದ್ಗುರು ಶಂಕರಾಚಾರ್ಯರು ಕೆಟ್ಟ ಮಗ ಹುಟ್ಟಬಹುದು, ಆದರೆ ಕೆಟ್ಟ ತಾಯಿ ಹುಟ್ಟುವುದಿಲ್ಲ ಎಂದು ಹೇಳಿದ್ದಾರೆ. ತಾಯಿಯ ಮಾರ್ಗದರ್ಶನ ಪಡೆದ ಅನೇಕರು ತಮ್ಮ ಬಾಳನ್ನು ಭವ್ಯವಾಗಿ ಬೆಳಗಿಸಿಕೊಂಡ ಹಲವು ಉದಾಹರಣೆಗಳಿವೆ. ಚಿಕ್ಕಂದಿನಲ್ಲಿ ಜೀಜಾಬಾಯಿಯು ತನ್ನ ಮಗನ ಶಿವಾಜಿಗೆ ರಾಮಾಯಣ ಮಹಾಭಾರತದ ಧೀರ ಶೂರರ ಕಥೆಗಳನ್ನು ಹೇಳಿದ್ದರಿಂದ ಅವರಿಂದ ಪ್ರಭಾವಿತನಾದ ಶಿವಾಜಿ ಮುಂದೆ ಶೂರನಾಗಿ ಸಾಮ್ರಾಜ್ಯವನ್ನು ಸ್ಥಾಪಿಸಿ ಪ್ರಸಿದ್ಧನಾಗುತ್ತಾನೆ. ಹಾಗೆಯೇ ಬಾಲಕ ನರೇಂದ್ರ 6 ವರ್ಷದವನಿದ್ದಾಗ ಅವರ ತಂದೆಯು, ನರೇಂದ್ರ ನೀನು ವಿದ್ಯೆ ಕಲಿತು ಮುಂದೆ ಏನಾಗಬೇಕೆಂದು ಇದ್ದೀಯಾ ಎಂದು ಕೇಳುತ್ತಾರೆ. ಆಗ ನರೇಂದ್ರನು ತನ್ನ ಮನೆಯ ಮುಂದೆ ದಿನಾಲು ಜನರನ್ನು ಹತ್ತಿಸಿಕೊಂಡು ಹೋಗುವ ಕುದುರೆ ಗಾಡಿ ನೋಡಿ ತಂದೆಯ ಬಳಿ, ನಾನು ಮುಂದೆ ಟಾಂಗವಾಲ ಆಗುತ್ತೇನೆ ಎಂದು ಹೇಳುತ್ತಾನೆ. ಕೋಪಗೊಂಡ ಅವನ ತಂದೆ ಕಪಾಳಕ್ಕೆ ಹೊಡೆಯುತ್ತಾರೆ. ಆಗ ನರೇಂದ್ರ ದುಃಖದಿಂದ ಅಳಲು ಪ್ರಾರಂಭಿಸುತ್ತಾನೆ. ಆ ಸಮಯದಲ್ಲಿ ತಾಯಿ ಭುವನೇಶ್ವರಿ ನರೇಂದ್ರನನ್ನು ಕರೆದು ಕಣ್ಣೀರು ಒರೆಸಿ ಗೋಡೆಯಲ್ಲಿ ಶ್ರೀಕೃಷ್ಣ ಪರಮಾತ್ಮನು ಅರ್ಜುನನ ಸಾರಥಿಯಾಗಿ ಭಗವದ್ಗೀತೆ ಬೋಧಿಸುವ ಚಿತ್ರ ತೋರಿಸಿ, ಅಲ್ಲಿ ನೋಡು ನೀನು ಅದರಂತೆ ಧರ್ಮದ ರಥ ನಡೆಸುವ ಸಾರಥಿಯಾಗು, ಹೊಟ್ಟೆಪಾಡಿಗಾಗಿ ದುಡಿಯುವ ಟಾಂಗವಾಲಾಗಬೇಡ ಎಂದು ಪ್ರೀತಿಯಿಂದ ಹೇಳುತ್ತಾಳೆ. ತಾಯಿಯ ಮಾತಿನಿಂದ ಪ್ರೇರಣೆಗೊಂಡ ನರೇಂದ್ರ ವಿದ್ಯೆ ಕಲಿತು ಮುಂದೆ ಶ್ರೀರಾಮಕೃಷ್ಣ ಪರಮಹಂಸರ ಶಿಷ್ಯರಾಗಿ ವಿವೇಕಾನಂದ ಎಂಬ ಹೆಸರನ್ನು ಪಡೆದರು. ಸನಾತನ ಧರ್ಮದ ಹಿರಿಮೆಯನ್ನು ಜಗತ್ತಿನಾದ್ಯಂತ ಪಸರಿಸಿದರು. ಹೀಗೆ ತಾಯಿಯ ಘನತೆಯನ್ನು ಎಷ್ಟು ಬಣ್ಣಿಸಿದರೂ ಸಾಲದು.
1: ಖಂಡಿತವಾಗ್ಲೂ ಅವಳನ್ನ ಎಷ್ಟು ಬಣ್ಣಿಸಿದರೂ ಎಷ್ಟು ವರ್ಣಿಸಿದರೂ ಕಡಿಮೆನೆ. ಬದುಕಿನ ದಾರಿ ತೋರಿಸಿದಂತಹ ಆ ಮಾತೆಯ ಬಗ್ಗೆ ಮತ್ತಷ್ಟು ವಿಷಯಗಳನ್ನು ಪಂಕಜ ನಟರಾಜ್ ಮೇಡಮ್ ಅವರಿಂದ ತಿಳಿಯೋದಕ್ಕಿಂತ ಮುಂಚೆ ಕಾರ್ಯಕ್ರಮದಲ್ಲಿ ಪುಟ್ಟದೊಂದು ವಿರಾಮ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಅಮ್ಮನ ಬಗ್ಗೆ ಎಷ್ಟು ಹೇಳಿದ್ರು ಕಡಿಮೆನೆ ಅನ್ಸುತ್ತೆ, ಅವಳ ಬಗ್ಗೆ ಎಷ್ಟು ವರ್ಣನೆ ಮಾಡಿದ್ರು ಕಡಿಮೆನೆ ಅನ್ಸುತ್ತೆ. ಇಂತಹ ಮಹಾನ್ ತಾಯಿಯ ಬಗ್ಗೆ ಮತ್ತಷ್ಟು ವಿಷಯಗಳನ್ನ ಅವರಿಂದ ಕೇಳೋಣ.
1: ತಾಯಿಯ ಕುರಿತು ಒಂದು ತುಣುಕು ಹಾಡು ಕೇಳುತ್ತಾ ಮುಂದುವರೆಯಸೋಣವೇ.

0: ಒಂದು ಮಗು ಹೇಳಿತಂತೆ, ಈ ಪ್ರಪಂಚದಲ್ಲಿ ನಾವು ನೋಡಿದ ಸುಂದರ ಮಹಿಳೆಯರಲ್ಲಿ ನೀನು ಎರಡನೆಯವಳು. ಹಾಗಾದರೆ ಮೊದಲು ಸುಂದರ ಮಹಿಳೆ ಯಾರು ಎಂದು ತಾಯಿ ಕೇಳಿದಾಗ ಮಗು ಹೇಳಿತೆ, ಅದು ನೀನೇ ಆಗಿರುತ್ತಿ, ಆದರೆ ಸದಾ ನಗುತ್ತಿದ್ದರೆ ಮಾತ್ರ. ಇಂದಿನ ಆಧುನಿಕ ಭರಾಟೆಯಲ್ಲಿ ಸ್ವಾರ್ಥಿ ಮಕ್ಕಳಿಂದಾಗಿ ತಂದೆ ತಾಯಿಯ ತ್ಯಾಗಕ್ಕೆ ಬೆಲೆ ಇಲ್ಲದಂತಾಗಿರುವುದು ದುರದೃಷ್ಟ. ಇವರ ಕೃಪೆಯಿಂದಲೇ ಭವಿಷ್ಯದಲ್ಲಿ ಉತ್ತಮ ನೆಲೆ ದೊರೆತ ನಂತರ ಕೈತುತ್ತು ನೀಡಿ ಸಾಕಿ ಸಲಹಿದ ತಂದೆ ತಾಯಿಯನ್ನು ಸಂಪೂರ್ಣವಾಗಿ ನಿರ್ಲಕ್ಷಿಸಿ ಮೆರೆಯುತ್ತಿದ್ದಾರೆ. ರೆಕ್ಕೆ ಪುಕ್ಕ ಬಲಿತಗೊಂಡು ಹೆತ್ತವರನ್ನು ಮರೆತು ಸ್ವತಂತ್ರವಾಗಿ ಹಾರಿ ಹೋಗುವ ಪಕ್ಷಿಗಳಂತೆ ದೇಹ ಬಲಿತಗೊಂಡ ನಂತರ ಮೇವಿಗಾಗಿ ಹೆತ್ತವರಿಗೆ ಎದುರು ನಿಲ್ಲುವ ಪ್ರಾಣಿಗಳಂತೆ ವರ್ತಿಸುತ್ತಿದ್ದಾರೆ. ಮದುವೆಯಾಗುವವರೆಗೆ ತಾಯಿ ತಂದೆಯನ್ನೇ ಅವಲಂಬಿಸಿ ಮುತ್ತು ಕೊಡುವವಳು ಮತ್ತು ಮುತ್ತು ಕೊಡುವವನು ಬಂದ ನಂತರ ತುತ್ತು ಕೊಟ್ಟವರನ್ನೇ ನಿರ್ಲಕ್ಷಿಸಿ ಚುಚ್ಚು ಮಾತುಗಳಿಂದ ಅವರ ಹೃದಯವನ್ನು ಘಾಸಿಗೊಳಿಸಿ ಮಾನಸಿಕವಾಗಿ ಮತ್ತು ದೈಹಿಕವಾಗಿ ಹಿಂಸಿಸುತ್ತಿದ್ದಾರೆ. ತಮ್ಮ ಸರ್ವಸ್ವವನ್ನು ಮಕ್ಕಳಿಗೆ ನಿಸ್ವಾರ್ಥವಾಗಿ ದಾರಿ ಎರೆದ ತಾಯಿ ತಂದೆಯನ್ನು ವೃದ್ಧಾಪ್ಯದಲ್ಲಿ ಕೆಟ್ಟದಾಗಿ ಕಾಣುವ ಮಕ್ಕಳಿಗೆ ಇವರ ಯೋಗಕ್ಷೇಮವನ್ನು ವಿಚಾರಿಸುವ ಸ್ಪಂದಿಸುವ ಪರಿಜ್ಞಾನವೂ ಇರುವುದಿಲ್ಲ. ಇದರಿಂದಾಗಿ ಮಕ್ಕಳಿದ್ದು ಅನಾಥರಂತೆ ಆಳುಗಳಿಂದಲೋ ಅಥವಾ ವೃದ್ಧಾಶ್ರಮದಲ್ಲೋ ಉಪಚರಿಸಿಕೊಂಡು ತಮ್ಮ ಜೀವನದ ಅಂತಿಮ ಕ್ಷಣಗಳನ್ನು ಕೊರಗಿನಲ್ಲಿಯೇ ಕಳೆದು ಸ್ವರ್ಗಸ್ಥರಾಗಬೇಕಾದ ಕರುಣಾಜನಕ ಸ್ಥಿತಿ.
1: ಖಂಡಿತವಾಗ್ಲೂ ಈ ರೀತಿಯ ಒಂದು ಘಟನೆಗಳನ್ನು ಇತ್ತೀಚೆಗೆ ನಾವು ಸಾಕಷ್ಟು ಕೇಳ್ತಾ ಇದ್ದೀವಿ, ಕಾಣ್ತಾ ಇದ್ದೀವಿ ಕೂಡ. ಸ್ನೇಹಿತರೆ, ಒಂದು ಮಾತಿದೆ, ಜನನಿ ಜನ್ಮ ಭೂಮಿಶ್ಚ ಸ್ವರ್ಗಾದಪಿ ಗರಿಯಸಿ ಅನ್ನುವಂತಹ ಮಾತಿದೆ. ನಮಗೆ ಜನ್ಮ ನೀಡಿದ ತಾಯಿ ಸ್ವರ್ಗಕ್ಕಿಂತಲೂ ಮಿಗಿಲಾದವಳು. ನಾವು ನಮ್ಮ ತಂದೆ ತಾಯಿಗಳನ್ನ ಎಷ್ಟು ಪ್ರೀತಿಯಿಂದ ನೋಡ್ಕೊಳ್ತೀವೋ ಅಷ್ಟು ನೆಮ್ಮದಿಯ ಬದುಕು ನಮ್ದಾಗತ್ತೆ. ಅಂತಹ ನೆಮ್ಮದಿಯ ಬದುಕನ್ನು ಕಟ್ಕೊಟ್ಟಂತಹ ತಂದೆ ತಾಯಿಯ ಬಗ್ಗೆ ಮತ್ತಷ್ಟು ವಿಷಯಗಳನ್ನು ಪಂಕಜ ಅವರಿಂದ ತಿಳಿಯೋದಕ್ಕಿಂತ ಮುಂಚೆ ಕಾರ್ಯಕ್ರಮದಲ್ಲಿ ಪುಟ್ಟದೊಂದು ವಿರಾಮ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
2: ಅಬ್ಬಾ, ಏನ್ ಬಿಸ್ಲು! ಹೊರಗಡೆ ಹೋದ್ರೆ ಬೆವತ್ ಹೋಗ್ತಿವಿ, ಕಾರ್ ತೆಗೆದ್ರೆ ಪೆಟ್ರೋಲ್ ಖರ್ಚಿಗೆ ಹೆದ್ರಿ ಸತ್ತೇ ಹೋಗ್ತಿವಿ.
3: ಕಿರಣ್, ಯೋಚನೆ ಬಿಡು, ಈ ಬೇಸಿಗೆಗೆ ಶಕ್ತಿ ಟೊಯೋಟೋದಲ್ಲಿದೆ ತಂಪು ಸೊಲ್ಯೂಷನ್. ಸ್ವಿಚ್ ಟು ಟೊಯೋಟಾ ಹೈಬ್ರಿಡ್, ಬಿಸಿಲಲ್ಲೂ ಕೂಲ್ ಆಗಿರು.
2: ಹೈಬ್ರಿಡ್ ಅಂದ್ರೆ ಮತ್ತೆ ಅದೇ ಮೈಲೇಜ್ ಮ್ಯಾಜಿಕಲ್ ವಾ?
3: ಹೌದು ಮಗ, ಟೊಯೋಟಾ ಹೈರೈಡರ್ ನೋಡು, 27.97 ಕಿಲೋಮೀಟರ್ ಪರ್ ಲೀಟರ್ ಮೈಲೇಜ್, 100,000 ಪೆಟ್ರೋಲ್ ಉಳಿತಾಯ, ಎಸಿ ಫುಲ್ ಹಾಕಿದ್ರು ಜೇಬಿಗೆ ತಂಪು.
2: ವಾವ್!
3: ಅಷ್ಟೇ ಅಲ್ಲ, ಟೊಯೋಟಾ ಹೈರೈಡರ್ ಮೇಲೆ ಶಕ್ತಿ ಟೊಯೋಟೋದಲ್ಲಿ ಎಕ್ಸ್ಕ್ಲೂಸಿವ್ ಆಫರ್ಸ್ ಕೂಡ ಇದೆ. ಎಕ್ಸ್ಚೇಂಜ್ ಬೆನಿಫಿಟ್ 50,000 ವರೆಗೆ ಸಿಗುತ್ತೆ, ಮತ್ತೆ ಒಟ್ಟು 145,000 ವರೆಗೂ ಲಾಭ ಇದೆ. ಹೈರೈಡರ್ ಬೆಲೆ ಕೇವಲ 10.99 lakh ಶುರು.
4: ಶಕ್ತಿ ಟೊಯೋಟಾ ಸಮ್ಮರ್ ಬುಕಿಂಗ್ ಆಫರ್ಸ್, ಸ್ಪೆಷಲ್ ಸಮ್ಮರ್ ಡಿಸ್ಕೌಂಟ್ಸ್ ಆನ್ ಸೆಲೆಕ್ಟ್ ಮಾಡೆಲ್ಸ್, ಅಟ್ರಾಕ್ಟಿವ್ ಫೈನಾನ್ಸ್ ಅಂಡ್ ಎಕ್ಸ್ಚೇಂಜ್ ಆಫರ್ಸ್. ಈಗಲೇ ಬುಕ್ ಮಾಡಿ ಶೀಘ್ರವಾಗಿ ಡೆಲಿವರಿ ಪಡೆಯಿರಿ.
2: ಉಳಿತಾಯ ಕೂಡ, ಕೂಲ್ ಸ್ಟೈಲ್ ಕೂಡ. ನಾನು ಈಗಲೇ ಶಕ್ತಿ ಟೊಯೋಟಾಗೆ ಹೊರಟೆ.
4: ಶಕ್ತಿ ಟೊಯೋಟಾ, ಬೈಪಾಸ್ ರಸ್ತೆ, ವಿದ್ಯಾನಗರ, ಶಿವಮೊಗ್ಗ. ಕಾಲ್ 0804187330. ಶಕ್ತಿ ಟೊಯೋಟಾ, ಈಗಿನ ಚಾಯ್ಸ್, ನಾಳೆಯ ಸೇವಿಂಗ್.
1: ಮತ್ತೊಮ್ಮೆ ಸಾಹಿತ್ಯ ಲೋಕ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಆರ್ಜೆ ಮಹಾಲಕ್ಷ್ಮಿ. ಸ್ನೇಹಿತರೆ, ಈ ದಿನ ಸಾಹಿತ್ಯ ಲೋಕ ಕಾರ್ಯಕ್ರಮದಲ್ಲಿ ನಮ್ಮೊಟ್ಟಿಗೆ ನ್ಯಾಮತಿಯ ಡಿ ಪಂಕಜ ನಟರಾಜ್ ಮೇಡಮ್ ಅವರಿದ್ದಾರೆ. ತಾಯಿ ಎಂಬ ಪದವೇ ಒಂದು ಅದ್ಭುತ ಶಕ್ತಿ. ಅಂತಹ ಶಕ್ತಿಯ ಬಗ್ಗೆ ಸಾಕಷ್ಟು ವಿಷಯಗಳನ್ನು ತಿಳಿಸ್ತಾ ಇದ್ದಾರೆ ಪಂಕಜ ನಟರಾಜ್ ಅವರು. ಖಂಡಿತವಾಗ್ಲೂ ಮಗುವಿನ ಹಸಿವು, ನೋವು ಮತ್ತು ಸಂತೋಷವನ್ನು ಕೇವಲ ಒಂದು ನೋಟದಲ್ಲೇ ಅರ್ಥ ಮಾಡಿಕೊಳ್ಳುವಂತಹ ಏಕೈಕ ಜೀವ ಅಂದರೆ ಅದು ತಾಯಿ. ಅಷ್ಟೇ ಅಲ್ಲದೆ ನಮ್ಮ ಮನೆಯನ್ನು ಮಂದಿರವನ್ನಾಗಿ ಮಾಡುವ, ಮಕ್ಕಳ ಭವಿಷ್ಯಕ್ಕಾಗಿ ತನ್ನ ಸುಖವನ್ನೇ ತ್ಯಾಗ

0: ಮಾಡುವ ತಾಯಿಯ ಪ್ರೀತಿಗೆ ಬೆಲೆ ಕಟ್ಟಲಿಕ್ಕೆ ಸಾಧ್ಯನೇ ಇಲ್ಲ. ಅಂತಹ ಮಹಾನ್ ತಾಯಿಯ ಬಗ್ಗೆ, ಮಹಾನ್ ತ್ಯಾಗಮೂರ್ತಿಯ ಬಗ್ಗೆ ಮತ್ತಷ್ಟು ವಿಷಯಗಳನ್ನು ಪಂಕಜ ಅವರಿಂದ ಕೇಳೋಣ.
1: ವಿಶ್ವ ಅಮ್ಮಂದಿರ ದಿನವನ್ನು ಮೇ ತಿಂಗಳ ಎರಡನೇ ಭಾನುವಾರದಂದು ವಿಶ್ವಾದ್ಯಂತ ಆಚರಿಸಲಾಗುತ್ತದೆ. ಅಮೆರಿಕದ 28ನೇ ಅಧ್ಯಕ್ಷರಾದ ವುಡ್ರೋ ವಿಲ್ಸನ್ ಮದರಿಂಗ್ ಸಂಡೇ ಎಂದು ಅಧಿಕೃತವಾಗಿ ಸ್ಥಾಪಿಸಿದರು. ಅಮ್ಮಂದಿರ ದಿನವನ್ನು ಮೊದಲು ಅಮೆರಿಕದಲ್ಲಿ 1908ರಲ್ಲಿ ಆಚರಿಸಲಾಯಿತು, ಆದರೆ 1914ರಲ್ಲಿ ಅಧಿಕೃತವಾಗಿ ಮದರ್ಸ್ ಸಂಡೇ ಎಂದು ಘೋಷಿಸಲಾಯಿತು. ಅಂದು ರಾಷ್ಟ್ರೀಯ ಪ್ರಜಾದಿನವನ್ನಾಗಿ ಘೋಷಿಸಿ ಮತ್ತಷ್ಟು ಮಹತ್ವಪೂರ್ಣವಾಗಿ ಆಚರಿಸಲಾಗುತ್ತದೆ. UK ಹಾಗೂ ಯುರೋಪಿನಾದ್ಯಂತ ಚರ್ಚಿಗೆ ಭೇಟಿ ನೀಡಿ ಪ್ರಾರ್ಥನೆ ಸಲ್ಲಿಸುವುದರ ಮೂಲಕ ಅಮ್ಮನ ದಿನವನ್ನು ಆಚರಿಸುತ್ತಾರೆ. ಈ ಸಂದರ್ಭದಲ್ಲಿ ಚರ್ಚ್ಗೆ ಮದರ್ ಚರ್ಚ್ ಎಂದು ಸಹ ಕರೆಯಲಾಗುತ್ತದೆ. ವಿಶ್ವದ ಹಲವಾರು ದೇಶಗಳಲ್ಲಿ ಅಮ್ಮಂದಿರ ದಿನವನ್ನು ಬಹಳ ವಿಶೇಷವಾಗಿ ಆಚರಿಸಲಾಗುತ್ತದೆ. ಭಾರತವನ್ನು ಸೇರಿದಂತೆ ಬಹಳಷ್ಟು ದೇಶಗಳು ಪ್ರತಿ ವರ್ಷದ ಮೇ ತಿಂಗಳ ಎರಡನೇ ಭಾನುವಾರದಂದು ಅಮ್ಮಂದಿರ ದಿನವನ್ನು ಆಚರಿಸಲಾಗುತ್ತಿದೆ. ವಾತ್ಸಲ್ಯಮಯಿ ಅಮ್ಮನ ದಿನವನ್ನು ಆಚರಿಸಲು ದೇಶ, ಭಾಷೆ, ಧರ್ಮದ ಅನುಕರಣೆ ಬೇಕಿಲ್ಲ. ಮಾತೃದೇವತೆಯನ್ನು ಹೃದಯಾಂತರಾಳದಿಂದ ಆರಾಧಿಸಿ ಬದುಕು ನೀಡಿದ ಅಮ್ಮನಿಗೆ ಧನ್ಯವಾದ ತಿಳಿಸುವ ದಿನವಾಗಿದೆ. ಅಮ್ಮ ಮಕ್ಕಳ ಭವಿಷ್ಯಕ್ಕಾಗಿ ತನ್ನ ಜೀವನವೇ ಮಕ್ಕಳಿಗಾಗಿ ಎಂದು ಅತೀವ ಕಾಳಜಿ ವಹಿಸುತ್ತಾಳೆ. ಮಕ್ಕಳು ಕಂಡ ಬಂಗಾರದಂತಹ ಕನಸಿಗೆ ಜವಾಬ್ದಾರಳು ಅವಳೆ. ಮಕ್ಕಳ ಆರೈಕೆ, ಕುಟುಂಬದ ಅಸ್ತಿತ್ವಕ್ಕೆ, ವಿದ್ಯಾಭ್ಯಾಸಕ್ಕೆ ನಿದ್ರೆಗೆಟ್ಟ ರಾತ್ರಿಗಳಷ್ಟು. ತನ್ನ ನೋವಿಗೆ ಸ್ಪಂದಿಸದೆ ಮನನೊಂದು ಹಾಕಿದ ಕಣ್ಣೀರ ಹನಿಗಳ ಲೆಕ್ಕ ಹಾಸಿಗೆ ದಿಂಬಿಗಳಿಗಷ್ಟೇ ಗೊತ್ತು. ತನ್ನ ಆರೋಗ್ಯವನ್ನು ಬದಿಗೊತ್ತಿ ಸಂಸಾರದ ನೋವನ್ನು ಸುಗಮವಾಗಿ ನಡೆಸುವ ಛಲಗಾತಿ ಅವಳು. ತನ್ನ ಹಸಿವನ್ನು ಮುಚ್ಚಿಟ್ಟು ಮಕ್ಕಳ ಹಸಿವನ್ನು ಮೊದಲು ನೀಗಿಸುವಳು. ತನ್ನ ಉಡುಪು ಸಿಂಗಾರಕ್ಕೆ ಆದ್ಯತೆ ನೀಡದೆ ಮಕ್ಕಳನ್ನು ಚಂದಗೊಳಿಸಿ ಅವರ ಮುದ್ದಾದ ಅಲಂಕಾರವನ್ನು ನೋಡುವುದೇ ಅವಳಿಗೆ ಆನಂದ. ಬದುಕ ಬಂಡಿಯಲ್ಲಿ ನಾವು ಬಿದ್ದಾಗ ಮುದ್ದಿಸುತ್ತಾ, ಎದ್ದಾಗ ಸಂಭ್ರಮಿಸುತ್ತಾ, ಅತ್ತಾಗ ನಗಿಸುತ್ತಾ, ಕಣ್ಣೀರ ಒರೆಸಿ, ತಲೆನೇ ಒರೆಸಿ, ಹಣೆಗೆ ಮುತ್ತಿಸಿ, ಸೋಲನ್ನೇ ಸೋಲಿಸುವ ಛಲಗಾತಿ ಅಮ್ಮ. ಅಮ್ಮ ನಮಗೆ ಜನ್ಮ ನೀಡಿರುವ ಅಮ್ಮ ನಮಗಾಗಿ ಎಲ್ಲವನ್ನು ಧಾರೆಯೆರೆದಿದ್ದಾಳೆ. ನಮ್ಮ ಜೀವ, ನಮ್ಮ ಜೀವನ, ನಮ್ಮ ಸಂತೋಷ ಅವಳು ನೀಡಿದ ಭಿಕ್ಷೆ. ಅವಳ ದುಃಖ ದುಮ್ಮಾನಗಳನ್ನು ಬದಿಗೊತ್ತಿ ಸಕಲ ಸುಖವನ್ನು ದಯಪಾಲಿಸಿದ್ದಾಳೆ. ತನ್ನ ಜೀವನ ಸಂಕಷ್ಟದ ಬಿರುಗಾಳಿಗೆ ಸಿಲುಕಿದರೂ ಲೆಕ್ಕಿಸದೆ ಮಕ್ಕಳಿಗಾಗಿ ಮರುಗುವ ಜೀವ ಹೊಂದಿದೆ ಎಂದರೆ ಅದು ಅಮ್ಮ. ಅಮ್ಮ ಮಾತ್ರ. ಅವಳು ಯಾವ ಹುದ್ದೆಯೇ ಅಲಂಕರಿಸಿದರೂ ಅಮ್ಮ ಎನ್ನುವ ಹುದ್ದೆಯೇ ಅವಳಿಗೆ ಶ್ರೇಷ್ಠ. ಅವಳ ಬಗ್ಗೆ ಹೀಗೆ ಹೇಳುತ್ತಾ ಹೋದರೆ ಪದಗಳಲ್ಲಿ ವರ್ಣಿಸಲಾಗದಷ್ಟು ಗುಣಗಾನ ಮಾಡಬಲ್ಲ ತ್ಯಾಗಮಯಿ ಈ ಅಮ್ಮ. ವೃದ್ಧಾಪದಲ್ಲಿರುವ ತಂದೆ ತಾಯಿಗೆ ಹಣ ಐಶ್ವರ್ಯ ಬೇಕಾಗಿಲ್ಲ. ಅವರಿಗೆ ಬೇಕಾಗಿರುವುದು ಮಕ್ಕಳ ನಿಸ್ವಾರ್ಥ ಪ್ರೀತಿಯ ಮಾತುಗಳು, ಹಾರೈಕೆ. ತ್ಯಾಗಮಯಿಯಾದ ಹೆತ್ತವರ, ಅದರಲ್ಲೂ ತಾಯಿಯ ಋಣ ಎಂಬುದು ಮಕ್ಕಳಿಗೆ ತೀರಿಸಲು ಅಸಾಧ್ಯವಾದದ್ದು. ಎಲ್ಲ ನೋವು ಕಷ್ಟಗಳನ್ನು ಮೆಟ್ಟಿ ನಮ್ಮ ಭವಿಷ್ಯವನ್ನು ರೂಪಿಸಿದ ತಾಯಿ ತಂದೆಗೆ ಆಸರೆಯಾಗಿದ್ದು ನಿಸ್ವಾರ್ಥವಾಗಿ ಸೇವೆ ಮಾಡಿದಾಗಲೇ ಹೆತ್ತ ಮಕ್ಕಳು ಎಂಬ ಪದಕ್ಕೆ ಅರ್ಥಪೂರ್ಣವಾಗುವುದು ಹಾಗೂ ತಾಯಿಯಂದಿರ ದಿನಾಚರಣೆಗೆ ಮಹತ್ವ ಬರುತ್ತದೆ. ಪ್ರತಿದಿನವೂ ಅಮ್ಮನ ದಿನವೇ. ಅವಳ ತ್ಯಾಗ ಪ್ರೀತಿಗೆ ಒಂದು ದಿನದ ಆಚರಣೆ ಸಾಲದು. ಆದರೂ ಅಮ್ಮಂದಿರ ದಿನವನ್ನು ವಿಶೇಷವಾಗಿ ಆಚರಿಸಿ ಅಮ್ಮನಿಗೆ ಇಷ್ಟವಾದ ತಿನಿಸುಗಳು, ಕೊಡುಗೆಗಳನ್ನು ಕೊಟ್ಟು ಅಮ್ಮನನ್ನು ಸಂತಸಗೊಳಿಸಿ ನಿಮ್ಮ ಅಮ್ಮನ ಜೊತೆಗೆ ಇದ್ದು ಆಕೆಯ ಸಂತೋಷವನ್ನು ಸಂಭ್ರಮಿಸಿ ಗೌರವಿಸಿ ಅವಳ ಭಾವನೆಗಳನ್ನು ಸ್ಪಂದಿಸಿ ಅವಳ ಮೌಲ್ಯಗಳನ್ನು ಕಡೆಗಾಣಿಸದೆ ನಿತ್ಯವೂ ಅಮ್ಮಂದಿರ ದಿನವಾಗಲಿ. ನನ್ನ ಪ್ರೀತಿಯ ಹೆತ್ತ ತಾಯಿಗೆ ಹಾಗೂ ಎಲ್ಲ ಅಮ್ಮಂದಿರಿಗೂ ಅಮ್ಮಂದಿರ ದಿನದ ಶುಭಾಶಯಗಳು. ಇದುವರೆಗೆ ನನ್ನ ಮಾತುಗಳನ್ನು ಆಲಿಸಿದ ಎಲ್ಲ ಪ್ರೀತಿಯ ಕೇಳುವರಿಗೂ ನನ್ನ ನಮಸ್ಕಾರಗಳು ಹಾಗೂ ಅವಕಾಶ ಮಾಡಿಕೊಟ್ಟ ಶಿವಮೊಗ್ಗ FM ಕೇಂದ್ರದವರಿಗೂ ಹಾಗೂ ಮಹಾಲಕ್ಷ್ಮಿ ಮೇಡಮ್ ಅವರಿಗೂ ತುಂಬಾ ತುಂಬಾ ಧನ್ಯವಾದಗಳು.
0: ನಿಮಗೂ ಕೂಡ ಧನ್ಯವಾದಗಳು ಪಂಕಜ ಮೇಡಮ್. ಸ್ನೇಹಿತರೆ, ತಾಯಂದಿರ ದಿನ ಅನ್ನುವಂಥದ್ದು ಒಂದು ದಿನಕ್ಕೆ ಸೀಮಿತವಾದಂತಹ ದಿನವಲ್ಲ. ನಮಗೆ ಜೀವ ಮತ್ತು ಜೀವನ ಎರಡನ್ನೂ ನೀಡಿದ ತಾಯಿಯನ್ನು ಪ್ರತಿ ಕ್ಷಣವೂ ಗೌರವಿಸುವುದು ನಮ್ಮೆಲ್ಲರ ಕರ್ತವ್ಯವಾಗಿದೆ ಕೂಡ. ಅಮ್ಮನ ಕೈತುತ್ತು ಬದುಕಿನ ಅಮೃತ. ಅಮ್ಮ ಪ್ರೀತಿಯ ಮತ್ತೊಂದು ಹೆಸರು. ಅಮ್ಮನ ಮಡಿಲೇ ಸ್ವರ್ಗ. ಅಮ್ಮ ನೋವು ಮರೆಸುವ ಸಂಜೀವಿನಿ ಅಂತ ಹೇಳ್ತಾ ಈ ಮಾತಿನೊಂದಿಗೆ ಈ ದಿನದ ಸಾಹಿತ್ಯ ಲೋಕ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ಮತ್ತೊಮ್ಮೆ ಪಂಕಜ ಮೇಡಮ್ ಅವರಿಗೆ ಧನ್ಯವಾದಗಳನ್ನ ತಿಳಿಸ್ತಾ ನಾಳಿನ ಸಂಚಿಕೆಯಲ್ಲಿ ಹೊಸ ವಿಷಯದೊಟ್ಟಿಗೆ ನಾನು ನಿಮ್ಮೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ನೀವು ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
2: ಕಾವ್ಯ, ಏನಾಯ್ತು, ಯಾಕಿಷ್ಟು ದುಃಖದಲ್ಲಿದೆಯಾ?
3: ಗೊತ್ತಲ್ವಾ ನಿಂಗೆ, ಮಕ್ಳಿಲ್ಲ ಅನ್ನೋ ಕೊರಗು, ಅದೇ ಚಿಂತೆ ಕಾಡ್ತಾ ಇದೆ ನಂಗೆ.
2: ಚಿಂತೆ ಯಾಕೆ ಮಾಡ್ತೀಯಾ? ಸೇಫ್ IVF ಸೆಂಟರ್ ಇದೆ.
4: ಹೌದು, ಪ್ರಾರಂಭ ಆಗಿ 8 ವರ್ಷದಲ್ಲೇ ಡಾಕ್ಟರ್ ಮಧು ಎಲ್ ಇವರ ಚಿಕಿತ್ಸೆಯಿಂದ ಸೇಫ್ ಕೇಂದ್ರದಿಂದ 850 ಹೆಚ್ಚು ಸಹಜ ಗರ್ಭಧಾರಣೆಯಿಂದ, 500 ಹೆಚ್ಚು ಕೃತಕ ಗರ್ಭಧಾರಣೆಯಿಂದ, ಇನ್ನು 850 ಹೆಚ್ಚು ಪ್ರಣಾಳ ಶಿಶುಗಳ ಜನನವಾಗಿದೆ.
2: 4,000 ಹೆಚ್ಚು ಗರ್ಭಕೋಶ ದರ್ಶಕ ಶಸ್ತ್ರಚಿಕಿತ್ಸೆಗಳು, 5,000 ಹೆಚ್ಚಿನ ಉದರ ದರ್ಶಕ ಚಿಕಿತ್ಸೆಗಳನ್ನು ಯಶಸ್ವಿಗೊಳಿಸಿದೆ.
4: ಮಕ್ಕಳು ಇಲ್ಲದವರು ಇಲ್ಲಿ ಅತ್ಯಾಧುನಿಕ ಹಾಗೂ ಪೂರ್ಣ ಪ್ರಮಾಣದ ಗುಣಮಟ್ಟದ ಹಾಗೂ ಕಡಿಮೆ ವೆಚ್ಚದಲ್ಲಿ ಚಿಕಿತ್ಸೆ ಪಡೆಯಬಹುದು.
3: ಹಾಗಾದ್ರೆ ಈ ಸೇಫ್ IVF ಸೆಂಟರ್ ಎಲ್ಲಿದೆ?
5: ಸೇಫ್ ಪ್ರಣಾಳ ಶಿಶು ಕೇಂದ್ರ, RMR ರಸ್ತೆ, ಪಾರ್ಕ್ ಬಡಾವಣೆ, ಒಡೆಯರ್ ವಾಣಿಜ್ಯ ಸಂಕೀರ್ಣ, ಶಾಂತಿ ಸಾಗರ್ ಹೋಟೆಲ್ ಮೇಲ್ಭಾಗ, ಶಿವಮೊಗ್ಗ. ಕಾಂಟ್ಯಾಕ್ಟ್ 0818240442, ಮೊಬೈಲ್ ಸಂಖ್ಯೆ 9535191545.
6: ಕಸ್ಟಮೈಸ್ ಆಭರಣಗಳ ರಾಜಧಾನಿ ಮೈತ್ರಿ ಮೈಚುವೆಲ್. ನಿಮ್ಮ ಮನಸ್ಸಿಗೊಪ್ಪುವ ರೀತಿಯ ಆಭರಣದ ವಿನ್ಯಾಸಕ್ಕೆ ಮೈತ್ರಿ ಮೈಚುವೆಲ್. ನಿಮ್ಮ ಹಣಕ್ಕೆ ತಕ್ಕ ಮೌಲ್ಯಯುತ ಆಭರಣಗಳಿಗೆ ಮೈತ್ರಿ ಮೈಚುವೆಲ್. ಕ್ಲಾಸಿಕ್ ನಿಂದ ಲೇಟೆಸ್ಟ್ ಡಿಸೈನ್ ವರೆಗೂ ಸುಪ್ರೀಂ ಕಲೆಕ್ಷನ್ಗೆ ಹೆಸರುವಾಸಿ ಮೈತ್ರಿ ಮೈಚುವೆಲ್. ಭೇಟಿ ಕೊಡಿ ಮೈತ್ರಿ ಮೈಚುವೆಲ್, ಎಲ್ಲೆಲ್ಲ ರಸ್ತೆ, ಶಿವಮೊಗ್ಗ. ಮಲೆನಾಡಿನ ಸುಪ್ರಸಿದ್ಧ ಬಂಗಾರ, ಬೆಳ್ಳಿ, ವಜ್ರದ ಅಂಗಡಿ ಮೈತ್ರಿ ಮೈಚುವೆಲ್.
7: ಬ್ರೋ, ನಿನ್ನೆ ರಾತ್ರಿ 10 ಇರಬಹುದು, ಆಫೀಸ್ ಇಂದ ಮನೆಗೆ ಹೊರಟಿದ್ದೆ. ನನ್ ಮುಂದೆ ಒಂದ್ ಕಾರು ಡಿವೈಡರ್ ಗೆ ಡಿಕ್ಕಿ ಹೊಡಿತು. ಒಂದ್ 10 ಹೆಲ್ಪ್ ಮಾಡೋಕೆ ಅಂತ ಬಂದ್ರು, ಆದ್ರೆ ಒಬ್ರಿಗೂ ಏನ್ ಮಾಡ್ಬೇಕು ಅಂತಾನೆ ಗೊತ್ತಿರಲಿಲ್ಲ.
8: ಈ ರೀತಿಯ ಪರಿಸ್ಥಿತಿಯಲ್ಲಿ ಶಾಕ್ ಆಗುದು ಸಹಜ. ಯಾವುದೇ ಎಮರ್ಜೆನ್ಸಿ ಸಮಯದಲ್ಲಿ ಯೋಚನೆ ಮಾಡದೆ ತಕ್ಷಣ ಕರೆ ಮಾಡಿ 9538976998 ಅಥವಾ ಉಚಿತ ಸಹಾಯವಾಣಿ ಸಂಖ್ಯೆ 1800309039. ಸಹ್ಯಾದ್ರಿ ನಾರಾಯಣ ಹಾಸ್ಪಿಟಲ್, ಶಿವಮೊಗ್ಗ.
9: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
10: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
9: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
11: ಹಾಯ್, ಹಲೋ, ನಮಸ್ತೆ, ಗುಡ್ ಮಾರ್ನಿಂಗ್, ಶುಭೋದಯ. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ಬಿಂದಾಸ್ ಮಾರ್ನಿಂಗ್ ಕಾರ್ಯಕ್ರಮ. ಕಾರ್ಯಕ್ರಮ ನಡೆಸ್ಕೊಡ್ತಾ ಇರೋದು ನಾನು, ನಿಮ್ಮ RJ ಅರ್ಪಿತಾ. ಸೊ ನಮ್ಮ ಪ್ರೀತಿಯ ಕೇಳುಗರೆಲ್ಲರೂ ಹೇಗಿದ್ದೀರಿ, ಆರಾಮಾಗಿದ್ದೀರಾ? ನಾನಂತೂ ಸೂಪರ್ ಆಗಿದ್ದೀನಿ. ಬೆಳಗ್ಗೆ ಟಿಫನ್ ಮಾಡಿಕೊಂಡು ನಿಮ್ಮೊಟ್ಟಿಗೆ ಮಾತನಾಡೋಣ ಅಂತ ಬಂದಿದ್ದು ಆಗಿದೆ. ಇನ್ನೂ ತಡ ಮಾಡೋದು ಬೇಡ, ಕಾರ್ಯಕ್ರಮವನ್ನು ಶುರು ಮಾಡೋಣ. ಇವತ್ತು ವಾರದ ಮೊದಲನೇ ದಿನ, ಸೋಮವಾರ. ಈ ಸೋಮವಾರ ಶುಭ ಸೋಮವಾರ ಆಗಲಿ. ಹಾಗೆ ಈ ವಾರದ ಮೊದಲನೇ ದಿನ ನೀವೆಲ್ಲರೂ ಕೂಡ ಹ್ಯಾಪಿಯಿಂದ ಇದ್ರೆ ವಾರ ಪೂರ್ತಿ ಖುಷಿ ಖುಷಿಯಾಗಿ ಹೆಲ್ತಿಯಾಗಿರ್ತೀರಾ. ಅದಕ್ಕಾಗಿ ಈ ವಾರದಲ್ಲಿ ಅಂದ್ರೆ ಇವತ್ತು ಸೋಮವಾರ ಖುಷಿಯಾಗಿರಿ, ಓಕೆನಾ? ಆಮೇಲೆ ತಿಂಡಿ ಆಯ್ತಾ, ಅಥವಾ ಇನ್ನು ತಿಂಡಿ ರೆಡಿ ಮಾಡ್ತಾ ಇದ್ದೀರಾ, ಅಥವಾ ತಿಂಡಿ ಆಗಿ ಕಾರ್ಯಕ್ರಮ ಕೇಳೋದಕ್ಕಾಗಿ ಕಾಯ್ತಾ ಇದ್ದೀರಾ, ಏನು ಸಮಾಚಾರ? ಇನ್ನು ಈ ಸಮಾಚಾರಗಳೆಲ್ಲ ನೀವು ನನ್ನೊಟ್ಟಿಗೆ ಮಾತಾಡಬೇಕು ಅಂದ್ರೆ ನಮ್ಮ ಸಂಖ್ಯೆ 9686096279 ಈ ಸಂಖ್ಯೆಗೆ ಕರೆ ಮಾಡಿ ಅಂತ ತಿಳಿಸ್ತಾ, ಹಾಗೆ ಕರೆ ಮಾಡಿ ಸುಮ್ಮನೆ ಇರೋಕ್ಕಾಗತ್ತಾ ಅರ್ಪಿತಾ, ಏನಾದರೂ ವಿಷಯ ಬೇಕಲ್ವಾ ಅಂತ ಕೇಳ್ತಿದ್ದೀರಾ. ಖಂಡಿತವಾಗ್ಲೂ ವಿಷಯ ಕೂಡ ರೆಡಿ ಇದೆ. ಏನಪ್ಪ ಅಂದರೆ ಇವತ್ತು ನಿಮಗೆ ಒಂದು ಹಾಡಿನ ಜೊತೆ ಪದಗಳ ಆಟವನ್ನು ಆಡಿಸೋಣ ಅಂತ. ಏನಿಲ್ಲ, ಮೊದಲು ಒಂದು ಅಕ್ಷರವನ್ನು ಕೊಡ್ತೀನಿ, ಆ ಅಕ್ಷರದಿಂದ ಒಂದು ಹಾಡು ಹೇಳಬೇಕು, ಅದಾದಮೇಲೆ ಒಂದು ಊರಿನ ಹೆಸರು, ಮತ್ತೆ ಊರಿನ ಹೆಸರು ಕೊನೆಗೊಂಡ ಅಕ್ಷರದಲ್ಲಿ ಮತ್ತೊಂದು ಹಾಡು, ಹಾಡು ಕೊನೆಗೊಂಡ ಅಕ್ಷರದಲ್ಲಿ ಮತ್ತೊಂದು ಸಿನಿಮಾ ಹೆಸರು. ಈ 4 ಟಾಸ್ಕ್ ನಿಮಗೆ ಇರುತ್ತೆ, ಓಕೆನಾ? ಸೊ ಕರೆ ಮಾಡಿದಂತ ಪ್ರತಿಯೊಬ್ರು ಕೂಡ ಈ ನಾಲ್ಕು ಟಾಸ್ಕ್ ಅಲ್ಲಿ ಪಾಸ್ ಆಗ್ಬೇಕು. ಸೊ ಹೆಲ್ಪ್ ಮಾಡಕ್ಕೆ ನಾನಂತೂ ನಿಮ್ಮ ಒಟ್ಟಿಗೆ ಇರ್ತೀನಿ. ನಾನು ತುಂಬಾ ಸ್ಟ್ರಿಕ್ಟ್ ಮಿಸ್ ಅಲ್ಲ ಏನಿಲ್ಲ, ನಿಮ್ಗೆ ಗೊತ್ತು ನಾನು ಎಷ್ಟು ಒಳ್ಳೆ ಮಿಸ್ ಅಂತ. ಹಾಗಿದ್ರೆ ನೀವು ಕರೆ ಮಾಡಿ ಮಾತಾಡ್ತೀರಾ ಅಲ್ವಾ? ಹಾಗಿದ್ರೆ ನಮ್ಮ ಮೊದಲನೇ ಕಾಲರ್ ಯಾರು, ಎಲ್ಲಿಂದ ಕರೆ ಮಾಡ್ತೀರ ಅಂತ ಕೇಳೋಕ್ಕೂ ಮೊದಲು, ಇವತ್ತು ಯಾರೆಲ್ಲ ನಿಮ್ಮ ಜನ್ಮದಿನವನ್ನ ಆಚರಿಸ್ಕೊಳ್ತಾ ಇದ್ರೋ ನಿಮ್ಮೆಲ್ರಿಗೂ ಕೂಡ ಜನ್ಮದಿನದ ಪ್ರೀತಿಯ ಹಾರ್ದಿಕ ಶುಭಾಶಯಗಳು. ಹಾಗೆ ವಿವಾಹ ವಾರ್ಷಿಕೋತ್ಸವವನ್ನು ಆಚರಿಸ್ಕೊಳ್ತಿರೋಗೆ ಕೂಡ ಶುಭಾಶಯನ ತಿಳಿಸ್ತಾ, ಯಾರೆಲ್ಲ ಶುಭ ಕಾರ್ಯ ಮಾಡ್ತಿದ್ರೋ, ಯಾರೆಲ್ಲ ಮದುವೆ ಆಗ್ತಾ ಇದ್ರೋ, ಎಲ್ರಿಗೂ ಒಳ್ಳೇದಾಗ್ಲಿ ಅಂತ ತಿಳಿಸ್ತಾ. ಹಾಗಿದ್ರೆ ನಮ್ಮ ಮೊದಲನೇ ಕಾಲರ್ನ ಕೇಳುವಂಥ ಸಮಯ. ಆದರೆ ಒಂದು ಕಂಡೀಷನ್ ಇದೆ, ಕರೆ ಮಾಡಿದಾಗ ನೆಟ್ವರ್ಕ್ ಇರುವಂತಹ ಜಾಗದಲ್ಲಿ ಕರೆ ಮಾಡಿ, ಜೊತೆಗೇನಪ್ಪ ಅಂದರೆ ರೇಡಿಯೋ ವಾಲ್ಯೂಮ್ನ ಕಡಿಮೆ ಮಾಡಿಕೊಂಡು ಮಾತಾಡೋಣ, ಸರಿನಾ? ಸೊ ನಮ್ಮ ಫಸ್ಟ್ ಕಾಲರ್ ಯಾರು ಕೇಳುವ? ಹಲೋ ಹಲೋ ಓಕೆ ಹಲೋ ನಾನು ಫಸ್ಟ್ ಕಂಡೀಷನ್ ಅಲ್ಲೇ ನೀವು ಸೋತ್ಬಿಟ್ಟಿದ್ದೀರಾ ಮೇಡಮ್?
12: ಹಲೋ ನಮಸ್ತೆ.
11: ನಮಸ್ತೆ, ಗುಡ್ ಮಾರ್ನಿಂಗ್.
12: ಇವತ್ತೇ ಫಸ್ಟ್ ನನಗೆ ಫಸ್ಟ್ ಕಾಲ್ ಸಿಕ್ಕಿರೋದು.
11: ಆದ್ರೂ ರೇಡಿಯೋ ಅಲ್ಲಿ ಮಾತ್ರ ಕಡಿಮೆ ಮಾಡ್ಲಿಲ್ಲ ಅಲ್ಲ?
12: ಮಾಡ್ತೆ ಮೇಡಮ್.
11: ಸ್ಟಾರ್ಟಿಂಗ್ ಅಲ್ಲಿ ಮಾಡ್ಲಿಲ್ಲ ಅಲ್ಲ?
12: ಹೌದು ಹೌದು, ನನ್ಗೆ ಗೊತ್ತಿಲ್ಲ ಅದು ಲೈನ್ ಸಿಕ್ಕಿದೆ, ನೀವು ತೆಗ್ದಿರೋದೆ ಗೊತ್ತಾಗ್ತಾ ಇರಲಿಲ್ಲ ನನಗೆ.
11: ನೋಡಿ ಇವತ್ತು ಫಸ್ಟ್ ಲಕ್ಕಿ ಕಾಲರ್ ಆಗಿದ್ರೆ
12: ಟ್ರೈ ಮಾಡ್ತಾ ಇದ್ದೆ ಮಾಮೂಲಿಯಾಗಿ, ಸಿಕ್ಬಿಟ್ಟಿದ್ದೆ ಅನ್ನೋದೇ ಗೊತ್ತಾಗಿಲ್ಲ ನೋಡಿ ನನಗೆ.
11: ತುಂಬಾ ಖುಷಿ ಆಯ್ತು. ಮ್ಯಾಮ್ ತಿಂಡಿ ಆಯ್ತಾ?
12: ತಿಂಡಿ ಆಯ್ತು ಮೇಡಮ್, ರೊಟ್ಟಿ ಪಲ್ಯ.
11: ರೊಟ್ಟಿ ಪಲ್ಯ,
12: ಹೌದು, ದಪ್ಪ ಮೆಣಸಿನ್ಕಾಯಿ ಪಲ್ಯ.
11: ಸೂಪರ್. ನಂದಿವತ್ತು ಅವಲಕ್ಕಿ.
12: ಅವಲಕ್ಕಿ, ಓಕೆ ಓಕೆ.
11: ಮ್ಯಾಮ್ ಇವತ್ತು ಒಂದು ಚಿಕ್ಕ ಟಾಸ್ಕ್ ಕೊಡೋಣ ಅಂತ, ಹಾಡಿನ ಜೊತೆ ಪದಗಳನ್ನ ಹೇಳ್ಸೋಣ ಅಂತ.
12: ಹಾ ಮೇಡಮ್, ನಾನು ಕೊನೆ ಕೇಳಿಸ್ಕೊಂಡೆ ಒಂದು ಸಿನಿಮಾ,
11: ಒಂದು ಹಾಡು ಹೇಳ್ಬೇಕು, ಆ ಹಾಡನ್ನ ನಾನು ಸ್ಟಾಪ್ ಅಂತ ಸ್ಟಾಪ್ ಮಾಡ್ಬೇಕು, ಅದು ಕಂಡೀಷನ್. ಸ್ಟಾಪ್ ಮಾಡಿ ಆ ಯಾವ ಅಕ್ಷರ ಕೊನೆಗೊಳುತ್ತೋ ಅಲ್ಲಿಂದ ಒಂದು ಊರ್ ಹೆಸರು ಹೇಳ್ಬೇಕು, ಊರ್ ಹೆಸರಿನ ಕೊನೆ ಅಕ್ಷರದಿಂದ ಮತ್ತೊಂದು ಹಾಡು, ಹಾಗೆ ಆ ಹಾಡಿನ ಕೊನೆ ಅಕ್ಷರದಿಂದ ಒಂದು ಸಿನಿಮಾ ಹೆಸರು,
12: ಕೊನೆಗೆ
11: ಸಿನಿಮಾ ಹೆಸರು ಹೇಳ್ಬೇಕು.
12: ಸಿನಿಮಾ ಹೆಸರು, ಓಕೆ
11: ಓಕೆನಾ? ಸೊ ಸ್ಟಾರ್ಟ್ ಮಾಡೋಣ ಗೇಮ್. ಹಾಗಿದ್ರೆ ನಿಮಗೆ ಕ ಅಕ್ಷರ ಕೊಡ್ತಾ ಇದೀನಿ, ಕ ಅಕ್ಷರದಿಂದ ಒಂದು ಗೀತೆಯನ್ನ ಹಾಡಿ ಮ್ಯಾಮ್.
12: ಗೀತೆ ಹಾಡ್ಬೇಕಾ?
11: ಹೌದು. ಎರಡೇ ಸಲ ನಾನು ಸ್ಟಾಪ್ ಅಂತ ಸ್ಟಾಪ್ ಮಾಡ್ಬೇಕು. ಹೇಳಿ.
12: ಕನ್ನಡ ನಾಡಿನ ವೀರರ ಮಣಿಯ, ಕನ್ನಡ ಭೂಮಿಯ ವೀರ ನಾರಿಯ ಚರಿತೆಯ ನಾನು ಹಾಡುವೆ.
11: ಸ್ಟಾಪ್. ಹಾಡುವೆ, ವಾ ಇಂದ ಒಂದು ಊರಿನ ಹೆಸರು ಹೇಳಿ ಮ್ಯಾಮ್.
12: ಊರಿನ ಹೆಸರ?
11: ಹೌದು.
12: ವಿಜಯಪುರ.
11: ವಿಜಯಪುರ, ಸೂಪರ್. ಮತ್ತೆ ರಾ ಇಂದ ಒಂದು ಹಾಡು ಹೇಳಿ ಮೇಡಮ್.
12: ರಾನ ರಾಗ ಅನುರಾಗ ಶುಭಯೋಗ ತುಂಬಿದೆ ತಂದಾನು ಬಂದ ಆನಂದ
11: ತಂದ ಅನುಬಂಧ. ದಾ ಇಂದ ಒಂದು ಸಿನಿಮಾ ಹೆಸರು ಹೇಳಿ.
12: ಸಿನಿಮಾ ಹೆಸರ?
11: ಹೌದು.
12: ದಾ ದೋಣಿ ಸಾಗಲಿ.
11: ದೋಣಿ ಸಾಗಲಿ,
12: ದೋಣಿ ಸಾಗಲಿ
11: ಸಿನಿಮಾ?
12: ಹೌದು. ಯಾರು? ಸೌಂದರ್ಯ ಅವ್ರ ಚಿತ್ರ ಇದು.
11: ದ್ವೀಪ
12: ಏನೇಳಿ? ದ್ವೀಪನೂ ಇದೆ.
11: ದೋಣಿ
12: ಸಾಗಲಿ ಕೂಡ ನಾನು ನೋಡಿದ್ದೀನಿ.
11: ಹೇಳ್ತೀನಿ ಓಕೆನಾ
12: ಮೇಡಮ್?
11: ನೆಕ್ಸ್ಟ್ ಕಾಲರ್ಗೆ ಲಾ ಅಕ್ಷರ ಕೊಡ್ತೀನಿ ಓಕೆನಾ?
12: ಆಯ್ತು. ದ್ವೀಪ, ದ್ವೀಪ ತಗೊಂಡ್ರ?
11: ಇಲ್ಲ, ದೋಣಿ ಸಾಗಲಿನೇ ತಗೊಂಡು ತಗೊಂಡಿದ್ದೀನಿ.
12: ಓಕೆ ಓಕೆ.
11: ಸೊ ನೀವು ಈ ಟಾಸ್ಕ್ ಅಲ್ಲಿ ಚೆನ್ನಾಗಿ ವಿನ್ ಆಗಿದ್ದೀರಾ, ಕಂಗ್ರಾಚುಲೇಷನ್ಸ್.
12: ಧನ್ಯವಾದ ಮೇಡಮ್, ಧನ್ಯವಾದ. ಓಕೆ, ಥ್ಯಾಂಕ್ ಯು ವೆರಿ ಮಚ್.
11: ಎಸ್, ಶಾಂತಿನಿ ಮ್ಯಾಮ್ ಕರೆ ಮಾಡಿ ಚೆನ್ನಾಗಿ ಪಾರ್ಟಿಸಿಪೇಟ್ ಮಾಡಿದ್ರು. ಅಂಡ್ ನೆಕ್ಸ್ಟ್ ಕಾಲರ್ ಯಾರು, ಎಲ್ಲಿಂದ ಕರೆ ಮಾಡಿದ್ರು ಕೇಳುವ? ಹಲೋ.
13: ಹಲೋ ನಮಸ್ತೆ ಮೇಡಮ್.
11: ನಮಸ್ತೆ, ಗುಡ್ ಮಾರ್ನಿಂಗ್.
13: ತಿಂಡಿ ಆಯ್ತು?
11: ತಿಂಡಿ ಆಯ್ತು. ನಿಮ್ಮದು?
13: ನಮ್ಮದು ಮಿಕ್ಸ್ ತರಕಾರಿ ಪಲ್ಯ ಚಪಾತಿ.
11: ಸೂಪರ್. ಅದೇ ಖುಷಿಗೆ ಈಗ ನೀವು ಲಾ ಅಕ್ಷರದಲ್ಲಿ ಒಂದು ಗೀತೆಯನ್ನ ಹಾಡ್ಬೇಕಲ್ಲ.
13: ಲಾಲಿ ಲಾಲಿ ಸುಕುಮಾರ, ಲಾಲಿ ಮುತ್ತು ಬಂಗಾರ, ಲಾಲಿ ಲಾಲಿ ಸುಕುಮಾರ, ಲಾಲಿ ಮುತ್ತು ಬಂಗಾರ.
11: ಅಮ್ಮನ ಬಂಗಾರ. ರಾ ಅಕ್ಷರದಿಂದ ಒಂದು ಊರಿನ ಹೆಸರು ಹೇಳಿ.
13: ರಾ.
11: ಹೌದು.
13: ಊರ ಹೆಸರು
11: ರಂಗೇನಹಳ್ಳಿ. ಯಾವುದು?
13: ರಂಗೇನಹಳ್ಳಿ.
11: ರಂಗೇನಹಳ್ಳಿ, ರತ್ನಗಿರಿ ತುಂಬಾ ಇದೆ. ಓಕೆ, ರಂಗೇನಹಳ್ಳಿ. ಮತ್ತೆ ಲಾನೇ ಸಿಕ್ತು ನೋಡಿ, ಲಾ ಇಂದ ಮತ್ತೊಂದು ಗೀತೆ ಹಾಡಿ.
13: ಲಾ.
11: ಹೌದು.
13: ಲಾ
11: ತುಂಬಾ ಹಾಡಿದೆ.
13: ಲೋಕವೇ ಹೇಳಿದ ಮಾತಿದು,
11: ಸೂಪರ್.
13: ವೇದದ ಸಾರವೇ ಕೇಳಿದು, ನಾಳಿನ ಚಿಂತೆಯಲ್ಲಿ ನೀ ಬಾಳಬಾರದು, ಬಾಳಿನ ಮೂಲವೆಲ್ಲಿ ನೀ ಕೇಳಬಾರದು, ಪ್ರೀತಿ ಮಾಡಬಾರದು, ಮಾಡಿದರೆ ಜಗಕ್ಕೆ ಹೆದರಬಾರದು.
11: ಹೆದರಬಾರದು. ದಾ ಇಂದ ಮತ್ತೊಂದು ಸಿನಿಮಾ ಹೆಸರು ಹೇಳಿ.
12: ದಾ.
11: ಹೌದು,
12: ದಾರಿ ತಪ್ಪಿದ ಮಗ.
11: ದಾರಿ ತಪ್ಪಿದ ಮಗ. ಓಕೆ, ನೆಕ್ಸ್ಟ್ ಕಾಲರ್ ಗೆ ಗಾ ಅಕ್ಷರ ಕೊಡ್ತಾ ಇದ್ದೀರಾ?
12: ಓಕೆ ಮೇಡಮ್, ಓಕೆ ಮೇಡಮ್. ಹೀಗಾ
11: ಇವತ್ತು ಎರಡು ಒಂದು ಪದದ ಉತ್ತರ.
12: ಓಕೆ ಮೇಡಮ್, ಓಕೆ.
11: ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್ ಕರೆ ಮಾಡಿದ್ದಕ್ಕೆ.
12: ಥ್ಯಾಂಕ್ ಯು.
11: ಎಸ್, ನೆಕ್ಸ್ಟ್ ಕಾಲರ್ ಯಾರು ಕೇಳುವಾ? ಹಲೋ,
14: ನಮಸ್ತೆ.
11: ನಮಸ್ತೆ, ಹೇಗಿದ್ದೀರಾ?
14: ಚೆನ್ನಾಗಿದ್ದೀವಿ.
11: ನಿಮ್ಮ ಪರಿಚಯ ಒಮ್ಮೆ ಆಗ್ಬೋದಾ?
14: ವಿಠಲ್ ಗಾಯಕ್ವಾಡ್, ಬಾಬಾ ನಗರ್ ಗ್ರಾಮ, ವಿಜಯಪುರ ಜಿಲ್ಲೆ.
11: ವಿಠಲ್ ಸರ್, ಏನ್ ಟಿಫನ್ ಇವತ್ತು?
14: ಚಿತ್ರಾನ್ನ ಮಾಡ್ತಾ ಇದ್ದೆ.
11: ಚಿತ್ರಾನ್ನ ಸರ್, ನಿಮಗೆ ಗಾ ಅಕ್ಷರದಿಂದ ಒಂದು ಗೀತೆಯನ್ನ ಹಾಡುವ ಅವಕಾಶ ಕೊಡ್ತಿದ್ದೀನಿ, ಹಾಡಿ ಸರ್.
14: ಗಾ ಅಕ್ಷರ.
11: ಗಾ ಅಕ್ಷರ, ಹೌದು. ಬೇಗ ಬೇಗ ಕ್ಲೂ ಕೊಡ್ಲಾ?
14: ಕೊಡಿ.
11: ಆಕಾಶಕ್ಕೆ ಇನ್ನೊಂದ್ ಅಕ್ಷರ ಏನಂತಾರೆ, ಇನ್ನೊಂದ್ ಪದ?
14: ಗಗನ.
11: ಹ, ಅದರಿಂದ ಒಂದ್ ಹಾಡಿದ್ಯಲ್ಲ.
14: ಹೌದು, ಗಗನದಲ್ಲಿ.
11: ಅದು ಇದೆ, ಇನ್ನೊಂದು ಇದೆ, ಹಾಡಿ ಹಾಡಿ. ಗಗನವು ಎಲ್ಲೋ,
14: ಗಗನವು ಎಲ್ಲೋ ಇದೆ.
11: ಸರಿ, ಗಗನವು ಎಲ್ಲೋ ಅಲ್ವಾ? ಲಾ ಇಂದ ಒಂದು ಊರಿನ ಹೆಸರು ಹೇಳಿ. ಈಗ ಹೌದು, ಬೇಗ
14: ಲಾದಿಂದ ಲಾಗೋವಿ.
11: ಯಾವ್ದು ಸರ್?
14: ಲಾಗೋವಿ, ಇಲ್ಲೇ ನಮ್ಮ ಹಳ್ಳಿಯಿಂದ ಒಂದು 15
11: ಕಿಲೋಮೀಟರ್. ಪರವಾಗಿಲ್ಲ, ನಿಮ್ಮೂರಿನ ಅಕ್ಕಪಕ್ಕದ ಊರ ಹೆಸರು ಕೂಡ ಹೇಳ್ಬೋದು. ಲಾಗೋವಿ ಅಂತನಾ ಊರ ಹೆಸರು?
14: ಲಾಗೋವಿ. ಲಾಗೋವಿ.
11: ಲಾಗೋವಿ.
14: ಲಾಗೋವಿ.
11: ಓಕೆ, ಲಾ ಇಂದ ಲಾಸ್ಟ್ ಅಕ್ಷರ ಯಾವ್ದು? ವಾನಾ?
14: ವಿ ವಿ.
11: ನೆಕ್ಸ್ಟ್ ವಾ ಇಂದ ಒಂದು ಹಾಡು ಹೇಳಿ. ಈಗ
14: ವಾದಿಂದ.
11: ಹೌದು.
14: ವಲವಿನ ಉಡುಗೊರೆ ಕೊಡಲೇ.
11: ಅಲ್ಲ ಸರ್, ವಾ ವಾ ಲಗೋವಿ ಅಂದ್ರಿ ಅಲ್ವಾ? ವಸಂತ ಅನ್ನೋ ಪದದಲ್ಲಿ ವಾ ಬರುತ್ತಲ್ಲ. ಹೌದು.
14: ಒಂದಾನೊಂದು ಕಾಲದಲ್ಲಿ.
11: ವಾ ಕೂಡ ಅಲ್ಲ ಸರ್.
14: ಅಲ್ಲ ಅಂದ್ರೆ ಈ ಒನಕೆ ಅಲ್ಲ.
11: ವಸಂತ ಕಾಲ ಬಂದಾಗ
14: ಮಾವು ಚಿಗುರಬೇಕು,
11: ಕೋಗಿಲೆ ಹಾಡಬೇಕು. ಓಕೆ, ಕಾಯಿಂದ ಒಂದು ಸಿನಿಮಾ ಹೆಸರು ಹೇಳಿ ಹೋಗ್ಲಿ.
14: ಕ್ರಾಂತಿಕಾರಿ.
11: ಕ್ರಾಂತಿಕಾರಿನಾ?
14: ಇಲ್ಲ,
11: ಬರೀ ಕ್ರಾಂತಿ ಇದೆ.
14: ಬರೀ ಕ್ರಾಂತಿ, ರವಿಚಂದ್ರ.
11: ಬರೀ ಕ್ರಾಂತಿ ತಗೊಳ್ತೀವಿ, ದರ್ಶನ್ ಅವ್ರದ್ದು ಕ್ರಾಂತಿ ಸಿನಿಮಾ ಇದೆ. ಥ್ಯಾಂಕ್ ಯು ಸರ್ ಕರೆ ಮಾಡಿದಕ್ಕೆ.
14: ಥ್ಯಾಂಕ್ ಯು.
11: ಓಕೆ, ವಿಠಲ್ ಸರ್ ಕರೆ ಮಾಡಿ ಒಳ್ಳೆ ಪ್ರಯತ್ನ ಕೂಡ ಪಟ್ರು. ಆ್ಯಂಡ್ ನೆಕ್ಸ್ಟ್ ಕಾಲರ್ ಯಾರು, ಎಲ್ಲಿಂದ ಕರೆ ಮಾಡಿದಾರೆ ಕೇಳುವ. ಹಲೋ.
15: ಹಲೋ.
11: ಹಲೋ, ನಮಸ್ತೆ.
15: ನಮಸ್ತೆ,
11: ಹೇಗಿದ್ದೀರಾ ಮ್ಯಾಮ್? ಹಲೋ.
15: ಹಾ, ಆರಾಮಿದ್ದೀನಿ ಮೇಡಮ್.
11: ಆರಾಮಿದ್ದೀರಾ? ತಿಂಡಿ ಆಯ್ತಾ? ಏನ್ ತಿಂಡಿ? ಮಂಡಕ್ಕಿ ಮೇಡಮ್. ಯಾಕೋ ಸ್ವಲ್ಪ ವಾಯ್ಸ್ ಬ್ರೇಕ್ ಆಗ್ತಿದ್ಯಲ್ಲ. ಇಲ್ಲ, ವಾಯ್ಸ್ ಬ್ರೇಕ್ ಬ್ರೇಕ್ ಆಗ್ತದೆ. ಮೇ ಬಿ ಸ್ವಲ್ಪ ಜಾಗ ಚೇಂಜ್ ಮಾಡ್ಬೋದಾ? ಜಾಗ ಚೇಂಜ್ ಮಾಡ್ಬೋದಾ?
15: ನೋಡ್ತೀನಿ.
11: ಈಗ ಕೇಳಿಸ್ತಾ ಇದೆ, ಹೇಳಿ ಮೇಡಮ್.
15: ಕೇಳಿಸ್ತಾ ಇದೆ ಮೇಡಮ್.
11: ಸೊ ನಮ್ ಲಾಸ್ಟ್ ಕಾಲರು ವಿಠಲ್ ಸರ್ ಕಾಲ್ ಮಾಡಿದ್ರು, ಆಯ್ತಾ? ಅವರು ನಿಮಗೆ ತಾ ಅಕ್ಷರ ಕೊಟ್ಟಿದ್ದಾರೆ. ತಾ ಅಕ್ಷರದಿಂದ ಒಂದು ಗೀತೆಯನ್ನ ಹಾಡಿ ಮ್ಯಾಮ್. ನಾನು ಸ್ಟಾಪ್ ಅಂತ ಸ್ಟಾಪ್ ಮಾಡ್ಬೇಕು.
15: ತಾಯಿಂದ.
11: ಹೌದು.
15: ಅಯ್ಯೋ ದೇವ, ತಾಯಿಂದ
11: ತುಂಬಾ ಹಾಡಿದೆ.
15: ಅದು ಭಕ್ತಿ ಗೀತೆನೂ ಆಗುತ್ತೆ, ಫಿಲಂ ಅಲ್ಲೂ ಇದೆ ಮೇಡಮ್. ಹೇಳ್ಬೋದಾ ಮೇಡಮ್?
11: ಹಾಡಿ ಹಾಡಿ, ಪರವಾಗಿಲ್ಲ.
15: ತಾಯಿ ಸತ್ತ ಮೇಲೆ ತವರಿಗೆ ಎಂದು ಹೋಗಬಾರದಮ್ಮ, ನಾಯಿಗಿಂತ ಕಡೆಯಾಯಿತು.
11: ಹೇಳಿ ಹೇಳಿ ಮಾಡಿ.
15: ಇಲ್ಲ ಮೇಡಮ್, ತಾಯಿಂದ
11: ತಾಯಿಂದ ತುಂಬಾ ಹಾಡಿದೆ. ತುತ್ತು ಅನ್ನ ತಿನ್ನೋಕೆ,
15: ತುತ್ತು ಅನ್ನ ತಿನ್ನೋಕೆ, ಬಗಸೆ ನೀರು ಕುಡಿಯೋಕೆ, ತುಂಡು ಬಟ್ಟೆ ಸಾಕು, ಮನ ಮಾನೋಕೆ.
11: ಕಾಯಿಲ್ಲ, ಒಂದು ಊರಿನ ಹೆಸರು ಹೇಳಿ. ಈಗ
15: ಕಾಯಿಂದ ಮೇಡಮ್.
11: ಹೌದು,
15: ಕಲ್ಪನಳ್ಳಿ.
11: ಕಲ್ಪನಳ್ಳಿ, ಕಲ್ಪನಗೊಂದ್ ಹಳ್ಳಿ ಸೇರಿಸ್ಬಿಟ್ರೆ ಕಲ್ಪನಳ್ಳಿ
15: ಇದೆ ಮೇಡಮ್, ಇಲ್ಲೇ ಹೊನ್ನಾಳಿ ತಾಲೂಕಲ್ಲಿ
11: ಇದೆ. ಪರವಾಗಿಲ್ಲ, ಓಕೆ ಕಲ್ಪನಳ್ಳಿ. ಈಗ ಮತ್ತೆ ಲಾ ಅಕ್ಷರದಿಂದ ನೀವ್ ಒಂದ್ ಹಾಡು ಹೇಳ್ಬೇಕಲ್ಲ.
15: ಲಾಲಿ ಲಾಲಿ ಸುಕುಮಾರ, ಲಾಲಿ ಮುದ್ದು ಬಂಗಾರ, ಲಾಲಿ ಲಾಲಿ ಸುಕುಮಾರ.
11: ರಾಯಿಂದ ಒಂದ್ ಸಿನಿಮಾ ಹೆಸರು ಹೇಳಿ.
15: ರಾಯಿಂದ ರಾಮಾಚಾರಿ.
11: ರಾಮಾಚಾರಿ. ನೆಕ್ಸ್ಟ್ ಕಲರ್ಗೆ ಕೂಡ ರಾ ಅಕ್ಷರ ಕೊಟ್ರಲ್ಲ ಮೇಡ. ಓಕೆ, ಚೆನ್ನಾಗಿ ಪಾರ್ಟಿಸಿಪೇಟ್ ಮಾಡಿದ್ರಿ. ಥ್ಯಾಂಕ್ ಯು ಸೋ ಮಚ್ ಕರೆ ಮಾಡಿದ್ದಕ್ಕೆ.
15: ಥ್ಯಾಂಕ್ ಯು.
11: ಓಕೆ, ಕಲ್ಪನಾ ಮ್ಯಾಮ್ ಕರೆ ಮಾಡಿದ್ರು ಆ್ಯಂಡ್ ಚೆನ್ನಾಗಿ ಮಾತ್ ಕೂಡ ಆಡಿದ್ರು. ನೆಕ್ಸ್ಟ್ ಕಾಲರ್ ಯಾರು ಕೇಳುವ? ಹಲೋ
16: ಹಲೋ
11: ಹಲೋ ನಮಸ್ತೆ.
16: ನಮಸ್ತೆ ಮೇಡಮ್, ಹೇಗಿದ್ದೀರಾ?
11: ನಾನು ಚೆನ್ನಾಗಿದ್ದೀನಿ ಸರ್, ನೀವು ಹೇಗಿದ್ದೀರಾ?
16: ನಾವು ಸೂಪರ್ ಇದ್ದೀನಿ ಮೇಡಮ್.
11: ಹೌದಾ?
16: ಹೌದು ಮೇಡಮ್.
11: ತಿಂಡಿ ಆಯ್ತಾ ಸರ್?
16: ಆಯ್ತು ಮೇಡಮ್. ನಿಮ್ದು ಆಯ್ತಾ?
11: ನಂದಾಯ್ತು. ಅವಲಕ್ಕಿ ನೀವೇನ್ ತಿಂದ್ರಿ?
16: ಅನ್ನ ಸರ್ ಮಾಡಿದೀವಿ.
11: ಅನ್ನ ಸರ್? ಸರ್ ನೀವೇನ್ ಕೆಲಸ ಮಾಡೋದು?
16: ಸಂಗೀತ ಕಲಿತಾ.
11: ಸಂಗೀತ ಕಲಿತಾ ಇದ್ದೀರಾ?
16: ಹೌದು.
11: ಎಲ್ಲಿ? ಸರ್ ಇವತ್ತಿನ ಕಾರ್ಯಕ್ರಮದ ವಿಷಯ ಗೊತ್ತಾಯ್ತಾ? ಸೊ ಈಗ ರಾ ಅಕ್ಷರದಿಂದ ನೀವೊಂದು ಗೀತೆಯನ್ನ ಹಾಡಬೇಕು ಸರ್. ಹಾಡಿ ಸರ್.
16: ರಾಮಚಾರಿ ಹಾಡುವ, ರಾಣಿ ಹಾಡ ಕೇಳುವ, ರಾಮಚಾರಿ ಹಾಡುವ, ರಾಣಿ ಹಾಡ ಕೇಳುವ.
11: ಕೇಳುವ. ವಾಯಿಂದ ಒಂದು ಊರಿನ ಹೆಸರು ಹೇಳಿ ಸರ್. ವಾ ಅಕ್ಷರದಿಂದ ಒಂದು ಊರಿನ ಹೆಸರನ್ನ ಹೇಳಿ ಸರ್. ಊರಿನ ಹೆಸರು ಗೊತ್ತಾಗ್ತಿಲ್ವಾ? ತುಂಬಾ ಊರಿದೆ ನೋಡಿ. ವಸಂತಪುರ ಅಂತಿದೆ, ವಿಜಯಪುರ ಇದೆ, ವಿಜಯವಾಡ ಇದೆ. ಈಗ ಯಾವ್ದು ತಗೊಳ್ಳಿ? ಮೂರಲ್ಲಿ ಹೋಗ್ಲಿ, ನಾನೇ ಆಪ್ಷನ್ ಹೇಳಿದೆ ಅಲ್ವಾ? ವಾ ಅಕ್ಷರದಿಂದ ಊರಿನ ಹೆಸರು. ವಸಂತಪುರ, ವಿಜಯನಗರ, ವಿಜಯಪುರ, ವಿಜಯವಾಡ ಎಲ್ಲಾ ಇದೆ.
16: ವಿಜಯಪುರ.
11: ವಿಜಯಪುರ. ಓಕೆ, ರಾ ಇಂದ ಮತ್ತೆ ಹಾಳು ಹೇಳ್ಬೇಕು ನೀವೀಗ. ಹಾಡಿ ಬೇಗ. ಕೇಳಿಸ್ತಾ ಇಲ್ಲ, ಕೇಳಿಸ್ತಾ ಇಲ್ಲ. ಇನ್ನೊಮ್ಮೆ ಹೇಳಿ, ಯಾವ ಅಕ್ಷರ, ಯಾವ ಹಾಡು? ರಾಜ ನಿನ್ನಾಣೆ. ಮತ್ತೆ ನಾ ಇಂದ ಒಂದ್ ಸಿನಿಮಾ ಹೆಸರು ಹೇಳು ಸರ್. ಹೌದು. ನೆನ್ಪಾಗ್ತಿಲ್ವಾ? ಓಕೆ, ನಾನು ನೆಕ್ಸ್ಟ್ ಕಾಲರ್ಗೆ ನಾ ಅಕ್ಷರ ಕೊಡ್ತೀನಿ. ಓಕೆನಾ? ಥ್ಯಾಂಕ್ ಯು ಸರ್ ಕರೆ ಮಾಡಿದ್ದಕ್ಕೆ. ಎಸ್, ಓಕೆ. ಪರಶುರಾಮ್ ಅವ್ರು ಕರೆ ಮಾಡಿದ್ರು. ಅವರು ಟ್ರೈ ಮಾಡಿದ್ರು ಬಟ್ ಆಗಿಲ್ಲ. ಬಟ್ ಏನಪ್ಪ ಅಂದರೆ ತುಂಬ ಸಿಂಪಲ್ ಕೇಳಿದ್ರೆ ಕಾನ್ಸೆಪ್ಟ್ ಏನಪ್ಪ ಅಂದರೆ ನನಗೆ ಒಂದು ಅಕ್ಷರ ಕೊಡ್ತೀನಿ, ಆ ಅಕ್ಷರದ ಒಂದು ಹಾಡು ಹೇಳಬೇಕು. ಫಾರ್ ಎಕ್ಸಾಂಪಲ್, ಈಗ ನೆಕ್ಸ್ಟ್ ಕಾಲರ್ಗೆ ನಾ ಅಕ್ಷರ ಸಿಕ್ಕಿದೆ. ನಾ ಇಂದ ನಾನಿನ್ನ ಮರೆಯಲಾರೆ ಅಂತ ನೀವು ಹಾಡ್ತಾ ಇರಬೇಕು. ನಾನು ಸ್ಟಾಪ್ ಅಂತಸ್ನ ಯಾವ ಅಕ್ಷರ ಕೊನೆಗೊಳ್ಳುತ್ತೋ ಆ ಅಕ್ಷರದಿಂದ ಮತ್ತೆ ಊರಿನ ಹೆಸರು ಹೇಳಬೇಕು. ಊರಿನ ಅಕ್ಷರ ಅಂದರೆ ಊರಿನ ಹೆಸರಿನ ಪದ ಯಾವ ಅಕ್ಷರ ಕೊನೆಗೊಳ್ಳುತ್ತೋ ಅದರಿಂದ ಮತ್ತೊಂದು ಹಾಡು, ಹಾಡು ಕೊನೆಗೊಳ್ಳುವಂತಹ ಅಕ್ಷರದಿಂದ ಮತ್ತೊಂದು ಸಿನಿಮಾ ಹೆಸರು. ಇದೇ ಇವತ್ತಿನ ಕಾನ್ಸೆಪ್ಟ್. ಓಕೆನಾ? ಆ್ಯಂಡ್ ನೆಕ್ಸ್ಟ್ ಕಾಲರ್ ರೆಡಿ ಇದ್ದಾರೆ. ಯಾರು ಎಲ್ಲಿಂದ ಕರೆ ಮಾಡ್ತಿದ್ದಾರೆ ಕೇಳುವ. ಹಲೋ.
17: ಹಲೋ ಮೇಡಮ್.
11: ಮೇಡಮ್ ನಮಸ್ತೆ.
17: ನಮಸ್ಕಾರ ಮೇಡಮ್, ಆರಾಮಿದ್ದೀರಿ?
11: ಆರಾಮಿದ್ದೀನಿ ಮೇಡಮ್, ನೀವು?
17: ನಾವು ಕೂಡ ಆರಾಮಿದ್ದೀವಿ ಮೇಡಮ್.
11: ಆಯ್ತ್ರಿ ತಿಂಡಿ?
17: ಆಯ್ತು ಮೇಡಮ್, ಚಪಾತಿ.
11: ಚಪಾತಿ
17: ಮೇಡಮ್, ಬಟಾಟಿ ಪಲ್ಯ.
11: ಓಕೆ ಮೇಡಮ್, ಇವತ್ತಿನ ಕಾರ್ಯಕ್ರಮದ ವಿಷಯ ಗೊತ್ತಾಯ್ತಾ?
17: ಹಾ ಗೊತ್ತಾಯ್ತು ಮೇಡಮ್. ಅಕ್ಷರ ಯಾವ್ದಂತ್ರಿ?
11: ನಿಮಗೀಗ ನಾ ಅಕ್ಷರ ಬಂದೈತ್ರಿ. ನಾ ಅಕ್ಷರದಿಂದ ಒಂದು ಸೊಗಸಾಗಿರೋ ಗೀತೆನ ಹಾಡ್ರಿ. ಹೌದು.
17: ಮಧೀಂಭೀಂಕನ ಮಧುರ ಪ್ರೇಮದ ಮೊದಲ ತಲ್ಲನ ಧನ್ಯಾಲಿಂಗನ.
11: ಆಲಿಂಗನ ಅಲ್ವಾ? ನಾಯಿಂದ ಒಂದು ಊರಿನ ಹೆಸರು ಹೇಳಿ ಮ್ಯಾಮ್.
17: ನಾಗಠಾಣ ರೀ ಮೇಡಮ್.
11: ನಾಗ
17: ನಾಗಟಾಣ ರೀ.
11: ನಾಗಟಾಣ. ಮತ್ತೆ ನಾಲ್ಕು ಸಿಕ್ತಲ್ಲ, ಇನ್ನೊಂದ್ ಹಾಡು ಹೇಳ್ಬೇಕಲ್ಲ ನೀವೀಗ. ನೋಡ್ರಿ ಮೇಡಮ್, ಅದೇ ಹೆಸರು, ಊರಿನ ಹೆಸರು ನಾ ಬಂದೈತೆ, ಹಾಡು ಹೆಸರು ನಾ ಬಂದೈತೆ, ಈಗ ಮತ್ತೊಂದ್ ಹಾಡು ನಾನೇ ಬಂದೈತೆ.
17: ಹೌದ್ರಿ. ನಮ್ಮೂರು ಕಲ್ಯಾಣವಂತೆ ಊರಿನ ಯಾರು ಗೊತ್ತೇನೋ.
11: ಸ್ಟಾಪ್.
18: ಶುಭ ಕೋರಿ ಹಾಡೋಣದ ಕೋಗಿಲೆ.
11: ಈಗ
18: ಲವಕುಶ ರೀ.
11: ಲವಕುಶ ಸೂಪರ್. ನೆಕ್ಸ್ಟ್ ಕಾಲರ್ಗೆ ಶಾಕ್ಷರ ಕೊಟ್ಟಿದ್ದೀರಾ ಹಾಗಿದ್ರೆ.
18: ಹೌದು ಮೇಡಮ್.
11: ಓಕೆ, ಚೆನ್ನಾಗಿ ಪಾರ್ಟಿಸಿಪೇಟ್ ಮಾಡಿದ್ರಿ ಮ್ಯಾಮ್. ಥ್ಯಾಂಕ್ ಯು ಸೋ ಮಚ್.
18: ನಮಸ್ಕಾರ.
11: ನಮಸ್ಕಾರ. ಓಕೆ, ನೆಕ್ಸ್ಟ್ ಕಾಲರ್ ಯಾರು, ಎಲ್ಲಿಂದ ಕರೆ ಮಾಡಿದ್ದಾರೆ ಕೇಳುವ ಹಾಗಿದ್ರೆ. ಹಲೋ.
19: ಹಲೋ,
11: ನಮಸ್ತೆ. ಗುಡ್ ಮಾರ್ನಿಂಗ್.
19: ನಮಸ್ತೆ, ಗುಡ್ ಮಾರ್ನಿಂಗ್.
11: ಹೇಗಿದ್ದೀರಾ ಮೀನಮ್ಮ?
19: ಚೆನ್ನಾಗಿದ್ದೀವಿ.
11: ಚೆನ್ನಾಗಿದ್ದೀರಾ? ತಿಂಡಿ ಆಯ್ತಾ?
19: ತಿಂಡಿ ಆಯ್ತು, ದೋಸೆ.
11: ದೋಸೆ ಸೂಪರ್. ಇವತ್ತಿನ ಕಾರ್ಯಕ್ರಮದ ವಿಷಯ ಗೊತ್ತಾಯ್ತಾ ಹಾಗಿದ್ರೆ?
19: ಏನೋ ಪ್ರಯತ್ನ ಮಾಡೋಣ, ಇಲ್ಲಾಂದ್ರೆ ಇದೀರನ್ನ
11: ನಾನಿರುವುದೇ ನಿಮಗಾಗಿ. ಈಗ ಲವಕುಶ ಅಂತ ಹೇಳಿ ಲಾಸ್ಟ್ ಕಲರು ಕೊಟ್ರು, ಶಾಕ್ಷರ ಕೊಟ್ರು. ಶಾಕ್ಷರದಿಂದ ಹಾಡು ಹೇಳೋಕೆ ಸಾಧ್ಯ ಆದ್ರೆ ಹೇಳ್ಬೋದು, ಇಲ್ಲಾಂದ್ರೆ ನಾನು ಬೇರೆ ಅಕ್ಷರ ಕೊಡ್ತೀನಿ. ಸಾ ಇಂದ ಹೇಳಿ, ಶಾ ಆಗಲ್ಲ ಅಂದ್ರೆ ಸಾ ತಗೋಬಹುದು. ಹೌದು. ಸಾ ಎಂದರೆ ರೇಡಿಯೋ ವಾಲ್ಯೂಮ್ ಕಡಿಮೆ ಮಾಡಿ. ಅದನ್ನ ಕಡಿಮೆ ಮಾಡಿ. ಸಾ ಅಕ್ಷರ ಹೇಳಿ ಈಗ. ಸಾ ಇಂದ ಹಾಡು ತುಂಬಾ ಇದೆ.
19: ಸಂಗೀತ
11: ಸಂತೋಷ. ಸಂತೋಷ ಆಮೇಲೆ ಸಂಗೀತ. ಸಂಗೀತ ಅಲ್ವಾ? ತಾಯಿಂದ ಒಂದು ಊರಿನ ಹೆಸರು ಹೇಳಿ.
19: ತಾಳಿಕೋಟೆ.
11: ತಾಳಿಕೋಟೆ. ತಾಯಿಂದ ಹಾಡು? ಹೌದು.
19: ಟುವಿ ಟುವಿ ಟುವಿ ಎಂದು ಹಾಡುವ ಹೊಸ ಹಕ್ಕಿಯ ನೋಡಿದೆ.
11: ದಾಯಿಂದ ಒಂದು ಸಿನಿಮಾ ಹೆಸರು?
19: ದಾರಿ ತಪ್ಪಿದ ಮಗ.
11: ದಾರಿ ತಪ್ಪಿದ ಮಗ. ಓಕೆ, ಆಕ್ಚುಲಿ ದಾರಿ ತಪ್ಪಿದ ಮಗ ಒಬ್ರು ಹೇಳಿದ್ರು ಆಲ್ರೆಡಿ. ಬೇರೆ ಹೆಸರು ಹೇಳ್ಬೋದಾ?
19: ಬೇರೆ
11: ರಾಜ್ಕುಮಾರ್ ಅವ್ರದಿದೆ ಒಂದು.
19: ಹೌದಾ?
11: ಹೌದು. ಬೇರೆ ಯಾವ ಸಿನಿಮಾ ಹೆಸರು ನೆನಪಾಗ್ತಿಲ್ವಾ? ಸರಿ, ದಾರಿ ತಪ್ಪಿದ ಮಗನೇ ತಗೊಳ್ತೀನಿ, ಪರವಾಗಿಲ್ಲ. ಓಕೆನಾ? ಥ್ಯಾಂಕ್ ಯು ಸೋ ಮಚ್ ಮೀನಮ್ಮ, ಕರೆ ಮಾಡಿ ಚೆನ್ನಾಗಿ ಪಾರ್ಟಿಸಿಪೇಟ್ ಮಾಡಿದ್ರಿ. ಎಸ್. ಓಕೆ, ಹಾಗಿದ್ರೆ ಕಾರ್ಯಕ್ರಮ ಮುಂದುವರ್ಸೋಣ. ಆದ್ರೆ ಅದಕ್ಕೂ ಮೊದಲು ಕಾರ್ಯಕ್ರಮದಲ್ಲಿ ಒಂದು ಬ್ರೇಕ್ ತಗೊಳ್ಳೋ ಸಮಯ ಬಂದಿದೆ. ಸೊ ಲಾಸ್ಟ್ ಟೇಕಿ ಸ್ಮಾಲ್ ಬ್ರೇಕ್. ನೀವು ಕೇಳ್ತಾ ಇರೋದು ಬಿಂದಾಸ್ ಮಾರ್ನಿಂಗ್ ಕಾರ್ಯಕ್ರಮ. ನಾನು ನಿಮ್ಮ ಆರ್ ಜೆ ಅರ್ಪಿತಾ. ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 ಎಫ್ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
20: ಎಂಟನೇ ಬಾರಿಗೆ ಸಿಬಿಎಸ್ಇ 10ನೇ ತರಗತಿಯಲ್ಲಿ 100% ರಿಸಲ್ಟ್ಸ್.
21: ಹೌದು, ಇದು ಶಿವಮೊಗ್ಗದ ಜ್ಞಾನಸಾಗರ ಸೆಂಟ್ರಲ್ ಸ್ಕೂಲ್ನ ಐತಿಹಾಸಿಕ ಸಾಧನೆ. ಈ ಬಾರಿಯೂ ಪರೀಕ್ಷೆಗೆ ಹಾಜರಾದ 46 ವಿದ್ಯಾರ್ಥಿಗಳಲ್ಲಿ 31 ವಿದ್ಯಾರ್ಥಿಗಳು ಡಿಸ್ಟಿಂಕ್ಷನ್ನಲ್ಲಿ ತೇರ್ಗಡೆಯಾಗುವ ಮೂಲಕ ಹೊಸ ದಾಖಲೆ ಬರೆದಿದ್ದಾರೆ. ಅದರಲ್ಲೂ 94.2% ಅಂಕಗಳೊಂದಿಗೆ ಸಾಹಿತ್ಯ ಟಿಎಂ ಶಾಲೆಗೆ ಕೀರ್ತಿ ತಂದಿದ್ದಾರೆ.
22: ಸವಳಂಗ ರಸ್ತೆಯಲ್ಲಿರುವ ಈ ಶಿಕ್ಷಣ ದೇಗುಲದಲ್ಲಿ ಈಗ 2026-27 ಅಡ್ಮಿಷನ್ ಆರಂಭವಾಗಿದೆ. ರೂರಲ್ ಕೋಟಾ ಸೌಲಭ್ಯ, ಸ್ಪೋರ್ಟ್ಸ್ ಮತ್ತು ಮಗುವಿನ ಸರ್ವತೋಮುಖ ಬೆಳವಣಿಗೆಗೆ ಒತ್ತು.
23: ನಿಮ್ಮ ಮಗುವಿನ ಭವಿಷ್ಯ ನಮ್ಮ ಜವಾಬ್ದಾರಿ. ಸೀಟ್ಸ್ ಆರ್ ಫಿಲ್ಲಿಂಗ್ ಫಾಸ್ಟ್. ತಡ ಮಾಡದೆ ಈ ಕೂಡಲೇ ಕರೆ ಮಾಡಿ 9620456100.
24: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
25: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
24: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
26: ಯಾಕೋ ವಿನಯ್, ಏನೋ ತುಂಬಾ ಯೋಚನೆ ಮಾಡ್ತಾ ಇದೀಯಾ?
27: ಏನಿಲ್ವ ರಾಜು, ನಮ್ ತಂದೆಗೆ ಮೊನ್ನೆ ಕ್ಯಾನ್ಸರ್ ಸರ್ಜರಿ ಆಯ್ತು. ಡಾಕ್ಟರ್ ಹೇಳಿದ್ರು ಮುಂದೆ ರೇಡಿಯೇಷನ್ ಚಿಕಿತ್ಸೆ ಕೊಡ್ಬೇಕಾಗತ್ತೆ ಅಂತ. ಅದಕ್ಕಿನ್ನೇನು ಬೆಂಗಳೂರಿಗೆ ಹೋಗ್ಬೇಕಾಗತ್ತೋ ಏನೋ.
26: ಅಯ್ಯೋ ದಡ್ಡ, ಅದಕ್ಕ್ಯಾಕೋ ಇಷ್ಟೊಂದು ಯೋಚನೆ ಮಾಡ್ತಾ ಇದೀಯಾ? ಇಲ್ಲೇ ನಮ್ಮ ಶಿವಮೊಗ್ಗ ನಗರದ ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ಈಗ ತುಂಬಾ ಸುರಕ್ಷಿತ ಹಾಗೂ ಅತ್ಯಾಧುನಿಕ ತಂತ್ರಜ್ಞಾನದ ಉತ್ತಮ ಗುಣಮಟ್ಟದ ಉನ್ನತ ದರ್ಜೆಯ ರೇಡಿಯೇಷನ್ ಥೆರಪಿ ಚಿಕಿತ್ಸಾ ಸೌಲಭ್ಯ ಕಾರ್ಯಾರಂಭವಾಗಿದೆ ಕಣು. ಅದು ಅಲ್ಲದೆ ಕೈಗೆಟಕುವ ದರದಲ್ಲಿ ಉತ್ತಮ ಗುಣಮಟ್ಟದ ಚಿಕಿತ್ಸೆ ಕೂಡ ಸಿಗ್ತಾ ಇದೆ. ನೀನ್ ಕೂಡ್ಲೇ ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯ ತಜ್ಞ ವೈದ್ಯರನ್ನ ಒಮ್ಮೆ ಸಂಪರ್ಕಿಸೋದು ಉತ್ತಮ.
24: ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ಇದೀಗ ಅತ್ಯಾಧುನಿಕ ತಂತ್ರಜ್ಞಾನದ ಸುರಕ್ಷಿತ ಹಾಗೂ ಉತ್ತಮ ಗುಣಮಟ್ಟದ ವರ್ಸಾ ಹೆಚ್ ಡಿ ರೇಡಿಯೋ ಥೆರಪಿ ಚಿಕಿತ್ಸಾ ಘಟಕ ಕಾರ್ಯಾರಂಭವಾಗಿದೆ.
0: ಈ ನೂತನ ಹಾಗೂ ಉನ್ನತ ದರ್ಜೆಯ ರೇಡಿಯೋ ಥೆರಪಿ ಘಟಕದಲ್ಲಿ IMRT, IGRT, SRS, SBRT ಹಾಗೂ ವಿಮ್ಯಾಟ್ನಂತಹ ಸುಧಾರಿತ, ಸುರಕ್ಷಿತ ಮತ್ತು ಅತಿ ಸೂಕ್ಷ್ಮ ರೇಡಿಯೋ ಥೆರಪಿ ಚಿಕಿತ್ಸಾ ವಿಧಾನಗಳನ್ನು ಹೊಂದಿದೆ.
1: ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ರೇಡಿಯೇಷನ್ ಚಿಕಿತ್ಸೆ, ಕೆಮೋಥೆರಪಿ ಚಿಕಿತ್ಸೆ, ಕ್ಯಾನ್ಸರ್ ಶಸ್ತ್ರಚಿಕಿತ್ಸೆಗಳು ದೊರೆಯುತ್ತವೆ. ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆ 9ನೇ ಮೈಲಿಗಲ್ಲು, ನಿದಿಗೆ ಅಂಚೆ, ಬಿದಿರೆ ಬಸ್ ನಿಲ್ದಾಣದ ಎದುರು, BH ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9686698099 ಅಥವಾ 7090077755. ಇದಕ್ಕೆ ಸಂಪರ್ಕಿಸಬಹುದು. 20 ವರ್ಷದ ಸೇವಾನುಭವ, ಸುಮಾರು 35,000 ಹೆಚ್ಚು ಯಶಸ್ವಿ ಕ್ಯಾನ್ಸರ್ ಚಿಕಿತ್ಸೆ. ಇದು ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯ ಹೆಮ್ಮೆ.
2: ಮನೆ ಹರು ಮನೆ ಮಹಲು ಕುಡಿಸಲು ಚಿಕ್ಕದು ದೊಡ್ಡದು ಸಾಮಾನ್ಯ ವಿಷಯ.

0: ವಿಕಾಸ.
1: ಜನಗಣತಿಯ ಮೊದಲ ಹಂತದಲ್ಲಿ ಮನೆಪಟ್ಟಿ ಮತ್ತು ಮನೆಗಣತಿಯನ್ನು ನಡೆಸಲಾಗುವುದು. ಇದು ನಿಮ್ಮ ವಾಸಸ್ಥಳ ಮತ್ತು ವಸತಿಯ ಬಗ್ಗೆ ವಿವರಗಳನ್ನು ದಾಖಲಿಸುತ್ತದೆ. ನಮ್ಮ ಭಾಗವಹಿಸುವಿಕೆಯ ಮೂಲಕ ಈ ಪ್ರಯತ್ನವನ್ನು ಯಶಸ್ವಿಗೊಳಿಸೋಣ. ಪ್ರತಿಯೊಬ್ಬ ವ್ಯಕ್ತಿಯು ಸೇರಲಿ, ಪ್ರತಿ ಕುಟುಂಬವು ಭಾಗವಹಿಸಲಿ ಮತ್ತು ರಾಷ್ಟ್ರವು ಮುಂದುವರಿಯಲಿ. ಜನಗಣತಿ 2027, ನಮ್ಮ ಜನಗಣತಿ ನಮ್ಮ ವಿಕಾಸ.
2: ಎಸ್, ವೆಲ್ಕಮ್ ಬ್ಯಾಕ್. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 ಎಫ್ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ಬಿಂದಾಸ್ ಮಾರ್ನಿಂಗ್ ಕಾರ್ಯಕ್ರಮ. ಕಾರ್ಯಕ್ರಮ ನಡೆಸಿಕೊಡ್ತಾ ಇರೋದು ನಾನು, ನಿಮ್ಮ ಆರ್ ಜೆ ಅರ್ಪಿತಾ. ಸೊ ಕೇಳುಗರೆ, ಇವತ್ತಿನ ಬಿಂದಾಸ್ ಮಾರ್ನಿಂಗ್ ಕಾರ್ಯಕ್ರಮದಲ್ಲಿ ನಾನು ಕೊಡುವಂತಹ ಒಂದಿಷ್ಟು ಪದಗಳಿಗೆ ಹಾಗೆ ಅಕ್ಷರಗಳಿಗೆ ಹಾಡನ್ನು ಹಾಡಬೇಕು, ಹಾಗೆ ಊರಿನ ಹೆಸರು ಹೇಳಬೇಕು, ಸಿನಿಮಾ ಹೆಸರು ಕೂಡ ಹೇಳಬೇಕು. ಸ್ವಲ್ಪ ಟ್ರಿಕಿ ಆಗಿದೆ, ಆದರೆ ಯೋಚನೆ ಮಾಡಿ ಆಟ ಆಡಿದ್ರೆ ಖಂಡಿತವಾಗ್ಲೂ ಗೇಮ್ ಚೆನ್ನಾಗಿದೆ, ಓಕೆನಾ? ಸೊ ನೀವು ಕರೆ ಮಾಡಿ ಮಾತನಾಡಬೇಕಾಗಿರುವಂತಹ ಸಂಖ್ಯೆ 9686096279. ಸಂಖ್ಯೆ ಮತ್ತೊಮ್ಮೆ 9686096279. ಅಂಡ್ ನಮ್ಮ ನೆಕ್ಸ್ಟ್ ಕಾಲರ್ ರೆಡಿ ಇದಾರೆ. ಯಾರು, ಎಲ್ಲಿಂದ ಕರೆ ಮಾಡಿದಾರೆ ಕೇಳುವ. ಹಲೋ,
3: ನಮಸ್ತೆ ಮೇಡಮ್.
2: ಸರ್ ನಮಸ್ತೆ.
3: ಬೆಂಗಳೂರಿನಿಂದ ಸುಬ್ರಹ್ಮಣ್ಯ ಜಯನ್.
2: ಓಕೆ ಸುಬ್ರಹ್ಮಣ್ಯ ಅವರೇ, ಹೇಗಿದ್ದೀರಾ?
3: ನಾನು ಸೂಪರ್ ಆಗಿದ್ದೀನಿ ಮೇಡಮ್. ನೀವು ಹೇಗಿದ್ದೀರಾ ಮೇಡಮ್?
2: ನಾನು ಆಲ್ವೇಸ್ ಸೂಪರ್ ಸರ್.
3: ಮಾತಾಡೋದ್ರೆಲ್ಲ ಗೊತ್ತಾಯ್ತಾಯ್ತು ಮೇಡಮ್.
2: ಥ್ಯಾಂಕ್ ಯು, ಥ್ಯಾಂಕ್ ಯು ಸರ್. ತಿಂಡಿ ಆಯ್ತಾ? ಏನ್ ತಿಂದ್ರಿ?
3: ತಿಂಡಿ ಆಯ್ತಾ? ತಿಂಡಿ ಆಯ್ತು ಮೇಡಮ್, ದೋಸೆ.
2: ದೋಸೆ, ಸೂಪರ್ ಸರ್. ಇವತ್ತಿನ ಕಾರ್ಯಕ್ರಮದ ವಿಷಯ ಗೊತ್ತಾಯ್ತಾ?
3: ಖಂಡಿತ ಗೊತ್ತಾಯ್ತು ಮೇಡಮ್.
2: ಸೊ ನಿಮ್ಗೆ ಲಾಸ್ಟ್ ಕಲರ್ ಗ ಅಕ್ಷರ ಕೊಟ್ಟಿದ್ದಾರೆ ಆಯ್ತಾ? ಗ ಅಕ್ಷರದಿಂದ ಒಂದ್ ಹಾಡು ಹೇಳಿ.
3: ಗುಂಡಿಗೆ ಕಲ್ ಗುಂಡಿಗೆ ಗಂಡೇನ ನಿಂತರ ನಂತರ ಅಲ್ಲ. ಗುಂಡಿಗೆ ಕಲ್ ಗುಂಡಿಗೆ ಗಂಡು ನಿಂತರ ನಂತರ ಅಲ್ಲ.
2: ಸೂಪರ್. ಲಾ ಇಂದ ಒಂದು ಊರಿನ ಹೆಸರು.
3: ಏನ್ ಮೇಡಮ್?
2: ಲಾ ಅಕ್ಷರದಿಂದ ಒಂದು ಊರಿನ ಹೆಸರು ಹೇಳಿ.
3: ಲಕ್ಷ್ಮೀಪುರ ಅಂತ ಇದೆ ಮೇಡಮ್.
2: ಇದೆ ಇದೆ ಖಂಡಿತ ಲಕ್ಷ್ಮೀಪುರ. ಮತ್ತೆ ರಾ ಅಕ್ಷರ ಸಿಕ್ತು, ರಾ ಇಂದ ಮತ್ತೆ ಹಾಡು.
3: ರಣಧೀರ ಅಪರಂಜಿ ರವಿಚಂದ್ರ ಧ್ರುವತಾರೆ ಬಲ್ಲೆ ರಾಜ್ಯ ಗಿರಿ ಕನ್ಯೆ ಹೊಸ ಬೆಳಕು ಋತುಗಾನ ಆರಂಭ.
2: ಆರಂಭ ಬಾ ಇಂದ ಒಂದು ಸಿನಿಮಾ ಹೆಸರು.
3: ಬಂಗಾರದ ಮನುಷ್ಯ.
2: ಅರೆ, ಬಂಗಾರದ ಮನುಷ್ಯ.
3: ಬಂಗಾರದ ಜಿಂಕೆ ತಗೋಬಹುದು.
2: ಇಲ್ಲ, ಈಗ ಬಂಗಾರದ ಮನುಷ್ಯ ಫಸ್ಟ್ ಯಾವ್ದು ಹೇಳಿದ್ರೆ ಅದೇ ತಗೊಳ್ತೀನಿ, ಓಕೆನಾ? ಸೂಪರ್ ಆಗಿ ಆಟ ಆಡಿದ್ರಿ ಸರ್, ಥ್ಯಾಂಕ್ ಯು ಸೋ ಮಚ್ ಕರೆ ಮಾಡಿದಕ್ಕೆ.
3: ಬಂಗಾರ ಪಾಸ್ ಆಗಿದ್ದೀನಿ ನಾನು.
2: ಫಸ್ಟ್
3: ಮುಂದಿನ ತರಗತಿ
2: ಬರ್ಬೋದಾಗಿದ್ದೀರಾ, ಅಭಿನಂದನೆಗಳು.
3: ಥ್ಯಾಂಕ್
2: ಯು ಸರ್. ಓಕೆ ಸುಬ್ರಹ್ಮಣ್ಯ ಸರ್ ಕರೆ ಮಾಡಿ ಚೆನ್ನಾಗಿ ಮಾತಾಡಿದ್ರು. ನೆಕ್ಸ್ಟ್ ಕಾಲರ್ ಯಾರು, ಎಲ್ಲಿಂದ ಕರೆ ಮಾಡಿದಾರೆ ಕೇಳುವ. ಹಲೋ, ಹಲೋ. ಓಕೆ ಮತ್ತೊಂದು ಕರೆ. ಹಲೋ,
4: ಹಲೋ. ಎಲ್ಲಾ ಕೇಳುಗರಿಗೂ ಮತ್ತು ನಮ್ಮ ಅರ್ಪಿತಾ ಅವರಿಗೆ ಶುಭ ಸುಪ್ರಭಾತ.
2: ಶುಭ ಸುಪ್ರಭಾತ. ಹೇಗಿದ್ರ ಮೇಡಮ್?
4: ಚೆನ್ನಾಗಿದ್ದೀವಪ್ಪ.
2: ಚೆನ್ನಾಗಿದ್ದೀರಾ? ತಿಂಡಿ ಆಯ್ತಾ?
4: ಇಲ್ಲ, ಮಾಡಿಲ್ಲ ಇನ್ನು. ಇದು ಏನು ಹೇಳ್ತಾರಲ್ಲ, ನವಿಲ್ ಕೋಸ್ ಪಲ್ಯನು ಮಿಕ್ಸಡ್ ದೋಸೆ.
2: ನವಿಲ್ ಕೋಸ್ ಪಲ್ಯ, ಓಕೆ. ಮಿಕ್ಸ್ಡ್ ದೋಸೆ, ಸಖತ್ತಾಗಿರುತ್ತೆ ಬಿಡಿ.
4: ಮಿಕ್ಸ್ಡ್ ದೋಸೆ.
2: ಸೊ ಬೀನಾ ಮ್ಯಾಮ್, ಇವತ್ತಿನ ಕಾರ್ಯಕ್ರಮದ ಕಾನ್ಸೆಪ್ಟ್ ಗೊತ್ತಾಯ್ತಾ?
4: ನೋಡ್ರೆ,
2: ಯಾ ಅಕ್ಷರ ನಿಮ್ಗೆ ಕೊಡ್ತಾ ಇದ್ದೀನಿ, ಯಾ ಅಕ್ಷರದಿಂದ ಒಂದ್ ಹಾಡನ್ ಹಾಡಿ.
4: ಹಾಡ?
2: ಹೌದು.
4: ಯಾರು ಏನು ಮಾಡುವರು, ನನಗೆ ಏನು ಮಾಡುವರು, ಸತ್ಯದ ಹಾದಿಯಲ್ಲಿರುವಾಗ ಧರ್ಮವ ರಕ್ಷಿಸುತ್ತಿರುವಾಗ ಈ ನಾಡಿಗೆ ನಾಡೆ
2: ಎಲ್ಲ ರಕ್ಷಿಸುತ್ತಿರುವಾಗ. ಏನ್ ಹೆಸರು ಹೇಳಿ?
4: ಗದಗ.
2: ಗದಗ, ಮತ್ತೆ ಗಾ ಸಿಕ್ತು. ಗಾಯಿದ ಮತ್ತೊಂದು ಗೀತೆ.
4: ಗಗನವೆಲ್ಲೋ ಭೂಮಿಯೆಲ್ಲೋ ಒಂದು ಅರಿಯೇನ, ನಿನಗೆ ನೀಡಿದ ಪ್ರಥಮವ ಕೇಳಿ ತೇಲಿ ತೇಲಿ ಹೋದೆನ.
2: ನಾಯಿಂದ ಮತ್ತು ಸಿನಿಮಾ ಹೆಸರು ಹೇಳಿ.
4: ಸಿನಿಮಾ ಹೆಸರಾ?
2: ಹೌದು.
4: ನಾಗಕಾಳ ಭೈರವ.
2: ನಾಗಕಾಳ ಭೈರವ. ಸೊ ನೆಕ್ಸ್ಟ್ ಕಲರ್ ಗೆ ವಾ ಅಕ್ಷರ ಕೊಡ್ತಿದ್ದೀರಾ?
4: ಓಕೆ ಓಕೆ, ಆಯ್ತು.
2: ಸೂಪರ್ ಆಗಿ ಆಟ ಆಡಿದ್ರಿ ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್ ಕರೆ ಮಾಡಿದಕ್ಕೆ.
4: ಥ್ಯಾಂಕ್ ಯು.
2: ಎಸ್, ನೆಕ್ಸ್ಟ್ ಕಾಲರ್ ಯಾರು ಕೇಳುವ. ಓಕೆ, ಹಲೋ. ಹಲೋ,
5: ಹಲೋ.
2: ನಮಸ್ತೆ, ಗುಡ್ ಮಾರ್ನಿಂಗ್.
5: ನಮಸ್ತೆ ಅರ್ಪಿತಾ, ಹೇಗಿದ್ದೀರಿ? ಆರಾಮಿದ್ದೀರಾ?
2: ಸಖತ್ ಆಗಿದ್ದೀರಿ ಮೇಡಮ್, ನೀವ್ ಹೇಗಿದ್ದೀರಾ?
5: ನಾವು ಆರಾಮಾಗಿದ್ದೀರಿ.
2: ಆಯ್ತಾ ತಿಂಡಿ?
5: ತಿಂಡಿ ರೊಟ್ಟಿ ಪಲ್ಯ.
2: ಏನ್ ಪಲ್ಯ?
5: ಜವಳಿಕಾಯಿ.
2: ಜವಳಿಕಾಯಿ ಪಲ್ಯ. ಓಕೆ ಮ್ಯಾಮ್, ಇವತ್ತಿನ ಕಾರ್ಯಕ್ರಮದ ವಿಷಯ ಗೊತ್ತಾಯ್ತಾ?
5: ಏನೋ ಕ್ವಶನ್ ಆನ್ಸರ್ ಅಂತ ಅನ್ಕೊಂಡಪ್ಪ.
2: ಕ್ವಶನ್ ಆನ್ಸರ್ ಇಲ್ಲ, ಕಹಾನಿ ಮೇ ಟ್ವಿಸ್ಟ್ ಅನ್ನೋಂಗೆ ಏನೇನೋ ಇರುತ್ತೆ. ನಾನು ಇಲ್ಲಿ ಕೇಳಿದಕ್ಕೆಲ್ಲ ಆನ್ಸರ್ ಹೇಳ್ಬೇಕು ನೀವು.
4: ದೊಡ್ಡ ಎಕ್ಸಾಮ್, ಎಕ್ಸಾಮ್ ಮುಗಿಸಿ ಮಕ್ಕಳೆಲ್ಲ ಹಾಲಿಡೇಗ್ ಹೋಗಿದ್ದಾರೆ, ನಮ್ಮ ನಿಮ್ ಎಕ್ಸಾಮ್ ಕೂರಿಸ್ತಾ ಇದೀರಲ್ಲ.
2: ಹೌದೌದು, ಒಂಥರ ಎಕ್ಸಾಮ್ ಇದು.
4: ಎಸ್ ಎಸ್, ಓಕೆ. ನಮಗೂ ಅದಕ್ಕೋಸ್ಕರ ತಾನೇ ಕಾಲ್ ಮಾಡೋದು.
2: ಅದಕ್ಕೆ ಮತ್ತೆ ಅಕ್ಷರ ಇದ ಒಂದ್ ಸೂಪರ್ ಆಗಿರೋ ಸಾಂಗ್ ಹಾಡಿ.
4: ವಂದನೆ ವಂದನೆ ಎಫ್ಎಂ ರೇಡಿಯೋಗೆ ವಂದನೆ ವಂದನೆ ಸಾವಿರ ವಂದನೆ ವಂದನೆ ವಂದನೆ. ಓಕೆನಾ,
2: ಊರಿನ ಹೆಸರು ಹೇಳಿ ಈಗ.
4: ಯಾವ್ದು?
2: ನಾ ಅಕ್ಷರದಿಂದ ವಂದನೆ ಆಯ್ತಲ್ವಾ. ಊರಿನ ಹೆಸರು
4: ನಲ್ಲೂರು.
2: ನಲ್ಲೂರು. ರಾ ಇಂದ ಮತ್ತೊಂದು ಗೀತೆ ಬರ್ಲಿ.
4: ಗೀತನ ರಾಜ ಮುತ್ತು ರಾಜ
2: ಸಿನಿಮಾ ಹೆಸರು
4: ಜಯ ಸಿಂಹ. ಜಯ ಸಿಂಹ
2: ಎಕ್ಸಾಮ್ ಅಲ್ಲಿ ಫಸ್ಟ್ ಕ್ಲಾಸ್ ಅಲ್ಲಿ ಪಾಸ್ ಆಗ್ಬಿಟ್ರಲ್ಲ.
4: ಜಯ ಸಿಂಹ ನಮ್ಮ ವಿಷ್ಣುವರ್ಧನ್. ಜಯ ಸಿಂಹ.
2: ಸರಿಯಾಗಿ ಸರಿಯಾಗಿ ಆನ್ಸರ್ ಮಾಡಿದ್ವಿ. ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್ ಕರೆ ಮಾಡಿದ.
4: ಫಸ್ಟ್ ಕ್ಲಾಸ್ ರ್ಯಾಂಕ್?
2: ಎಸ್, ಫಸ್ಟ್ ಕ್ಲಾಸ್ ಅಲ್ಲಿ ಪಾಸ್ ಆಗಿದ್ದೀರಾ.
4: ಫಸ್ಟ್ ಕ್ಲಾಸ್ ರ್ಯಾಂಕ್ ಕೊಡ್ಬೇಕಿತ್ತು.
2: ರ್ಯಾಂಕ್? ಓಕೆ, ಕೊಡೋಣ ಬಿಡಿ. ಸೆಕೆಂಡ್ ರ್ಯಾಂಕ್ ಬಂದಿದ್ದೀರಾ. ಓಕೆನಾ,
4: ಥ್ಯಾಂಕ್ಸ್. ಓಕೆ ಬಾಯ್.
2: ಬಾಯ್ ಮ್ಯಾಮ್.
4: ಓಕೆ.
2: ಎಸ್, ಶೋಭಾ ಮ್ಯಾಮ್ ಕರೆ ಮಾಡಿ, ಚೆನ್ನಾಗಿ ಪಾರ್ಟಿಸಿಪೇಟ್ ಮಾಡಿದ್ರು. ಅಂಡ್ ಮುಂದಿನ ಕರೆ ಯಾರು ಕೇಳುವ? ಹಲೋ.
0: ಹಲೋ,
2: ನಮಸ್ತೆ.
0: ನಮಸ್ತೆ ರೀ ಮೇಡಮ್, ಆರಾಮದಿರಿ?
2: ನಾನ್ ಚಲೋ ಇದೀನ್ರಿ. ಸರ, ನೀವ್ ಹೇಗಿದ್ದೀರಿ?
0: ನಾವು ಎಲ್ಲಾ ಆರಾಮದಿರಿ ಮೇಡಮ್. ಕಾರ್ಯಕ್ರಮ ಸುಪರ್ವಾಗಿ ಬಿಂದಾಸ್ ಮೂಡಿ ಬರಗತ್ತರಿ. ಬಿಂದಾಸ್ ಕೇಳ್ಕೊತ ಕೂತೆ ನೋಡ್ರಿ ಮೇಡಮ್.
2: ಬಿಂದಾಸ್ ಕೇಳುಗರು ಇರುವಾಗ ಬಿಂದಾಸ್ ಆಗಿ ಕಾರ್ಯಕ್ರಮ ಪ್ರಸಾರ ಆಗ್ಬೇಕಲ್ಲ.
0: ಹೌದೌದ್ರಿ ಮೇಡಮ್.
2: ಅಲ್ವಾ? ಓಕೆ, ಏನ್ ತಿಂಡಿ ತಿಂದ್ರಿ ಇವತ್ತು?
0: ಇವತ್ತು ತಿಂಡಿ ನೋಡ್ರಿ ಮೇಡಮ್, ಚಿತ್ರಾನ್ನ ನೋಡ್ರಿ ಇವತ್ತು.
2: ಅರೆ, ಜವಳಿಕಾಯಿ ಪಲ್ಯ ರೊಟ್ಟಿ ಬಿಟ್ಟು ಚಿತ್ರಾನ್ನ
0: ಬಂದೈತಿ. ಎಲ್ಲ ಒಂದೊಂದು ಮಿಕ್ಸ್ ಮಾಡಕತ್ತೀರಿ ಮೇಡಮ್? ಹಂಗೆ ಎಲ್ಲಾನು ತಿಂತೀವಿ, ಮಾಡ್ತಾರೆ ಅದನ್ನು ಮಾಡ್ತಾರೆ ಮೇಡಮ್ ಒಮ್ಮೆ ಒಳಗೆ. ಹೆಂಗ್ರಿ?
2: ಓಕೆ, ಈಗ ನೀವು ಈಗ ಹಾ ಅಕ್ಷರದಿಂದ ಒಂದ್ ಹಾಡಿನ ಹಾಡಿ.
0: ಹಾ ರೀ ಮೇಡಮ್.
2: ಹೌದ್ರಿ ಸರ.
0: ಹಾಡ್ತೀನಿ ನೋಡ್ರಿ ಮೇಡಮ್. ಹಾಯಾಗೆ ಕುಳಿತಿರು ನೀನು ರಾಣಿಯಾಗೆ ಮಾ ರಾಣಿಯಾಗೆ, ಆಯಾಸ ಪಡದಿರು ಇನ್ನು ಕೂಗುತ್ತ ಹೀಗೆ, ಎಲ್ಲ ಕೆಲಸ ಮಾಡಿ ಮುಗಿಸುವೆ ನೀನೇ ಆಗ ಮೆಚ್ಚಿಕೊಳ್ಳುವೆ. ಪಬಬಂ ಪಬಬಂ ಪಬಬಂ.
2: ಸೇನಕ್ಕೆ ಸ್ಟಾಪ್ ಮಾಡ್ದೆ. ನಾ ಇಂದ ಊರಿನ ಹೆಸರು ಹೇಳಿ ಈಗ.
0: ನಾರಿ ಮೇಡಮ್.
2: ಹೌದ್ರಿ ಸರ.
0: ನವಿಲೂರು ಮೇಡಮ್.
2: ನವಿಲೂರ ನೈದಿಲೆ ನವಿಲೂರು. ಓಕೆ, ಹಾಡು ಮತ್ತೆ ರಾಯಿಂದ.
0: ರಾಜೇಂದ್ರಿ. ರವಿವರ್ಮನ ಕುಂಚದ ಕಲೆ ಬಲೆ ಸಾಕಾರವೋ, ಕವಿ ಕಲ್ಪನೆ ಕಾಣುವ ಚಲುವಿನ ಜಾಲವೋ.
2: ಸ್ಟಾಪ್. ಜಾಲವೋ ಅಲ್ವಾ ಈಗ. ಓ ಇಂದ ಒಂದು ಸಿನಿಮಾ ಹೆಸರು ಹೇಳಿ. ಸೂಪರ್. ನೆಕ್ಸ್ಟ್ ಕಾಲರ್ಗೆ ಮಾ ಅಕ್ಷರ ಕೊಡೋಣ ಸರ್. ಸಕ್ಕದಾಗ ಆಟ ಆಡಿದ್ರಿ ನೀವು ಕೂಡ. ಥ್ಯಾಂಕ್ ಯು, ಥ್ಯಾಂಕ್ ಯು ಸರ್. ನಮಸ್ತೆ. ನಾವ ಸರ್ಕಾರ ಮಾಡಿ ಸಕ್ಕದಾಗ ಮಾತಾಡಿದ್ರು ಅಲ್ವಾ. ನೆಕ್ಸ್ಟ್ ಕಾಲರ್ ಯಾರು ಕೇಳುವ? ಹಲೋ.
6: ಶುಭೋದಯ ಮೇಡಮ್.
2: ಶುಭೋದಯ ಸರ್, ಹೇಗಿದ್ದೀರಾ?
6: ಆರಾಮಿದ್ದೀರಾ?
2: ಬಿಸಿಲು ನೋಡ್ಕೊಂತ ಆರಾಮಾಗಿದ್ದೀರಾ?
6: ಬಿಸಿಲು
2: ಬಿಸಿಲಣ್ಣು ತಿನ್ಕಲ್ತಾ? ಸೂಪರ್ ಸೂಪರ್ ಸರ್. ಸೊ ಅದಕ್ಕೆ ಹಳ್ಳಿಲಿ ಬೆಳಿಬೇಕು ಅಂತ ಹೇಳೋದು.
6: ಕೆಲಸ ಮಾಡ್ತಾ ಕರೆ ಮಾಡಿದ್ರೆ ಸಿಕ್ತು.
2: ಓಕೆ, ಸೊ ಇದು ಕಾರ್ಯಕ್ರಮದಲ್ಲಿ ಒಂದಿಷ್ಟು ಆಟವನ್ನ ಆಡಿಸ್ತಾ ಇದೆ, ನೀವು ರೆಡಿ ಇದೀರಾ?
6: ಅಕ್ಷರಗಳ ಆಟ.
2: ಅಕ್ಷರಗಳ ಆಟ ಜೊತೆಗೆ ಒಂದು ಗೀತೆ ಗಾಯನ ಕೂಡ ಇದೆ.
6: ಹೌದು.
2: ನಿಮಗೀಗ ಮಾ ಅಕ್ಷರ ಕೊಡ್ತಾ ಇದ್ದೀನಿ, ಮಾ ಇಂದ ಒಂದು ಹಾಡನ್ನು ಹಾಡಿ ಸರ್.
6: ಮನೆಗೆ ಮಂತ್ರಾಲಯ ಮನಸ್ಸೇ ದೇವಾಲಯ, ಮನೆಗೆ ಮಂತ್ರಾಲಯ ಮನಸ್ಸೇ ದೇವಾಲಯ.
2: ಯಾ ಇಂದ ಒಂದು ಊರಿನ ಹೆಸರು?
6: ಯಶವಂತಪುರ.
2: ಯಶವಂತಪುರ. ಎಸ್. ಮತ್ತೆ ರಾ ಇಂದ ಇನ್ನೊಂದು ಗೀತೆ ಬರ್ಲಿ.
6: ರಾದಿಂದನಾ?
2: ಹೌದು.
6: ರವಿವರ್ಮನ
2: ಈಗ ತಾನೆ ಹಾಡಿದ್ರು, ಬೇರೆ ಹಾಡು ಹೇಳ್ಬೋದಾ?
6: ಬೇರೆ
2: ಸರ್ ಹೇಳಿದ್ರು ಈಗ ತಾನೆ ರಾಯಿಂದ.
6: ರವಿ ರವಿ ರವಿ ರವಿ ನೀನು ಆಕಾಶದಿಂದ ಮರೆಯಾಗಿ ಹೋಗದೆ ನಿಲ್ಲು, ಬಾಳಲ್ಲಿ ಕತ್ತಲೆ ತುಂಬಿ ನೀ ನೋಡದೆ
2: ನೋಡದೆ. ದಾಯಿಂದ ಒಂದು ಸಿನಿಮಾ ಹೆಸರನ್ನ ಹೇಳ್ಬೋದಾ?
3: ದಾದಿಂದನ?
2: ಹೌದ್ರಿ ಸರ.
3: ದಳಪತಿ.
2: ದಳಪತಿ, ಸೂಪರ್ ಸರ್, ಸಖತ್ತಾಗಿ ಆಟಾಡಿದ್ರಿ. ಥ್ಯಾಂಕ್ ಯು ಸರ್ ಕರೆ ಮಾಡಿದಕ್ಕೆ.
3: ಅವಕಾಶ ಕೊಟ್ಟಿದ್ದಕ್ಕಾಗಿ ಧನ್ಯವಾದಗಳು. ಕಾರ್ಯಕ್ರಮ ತುಂಬಾ ಚೆನ್ನಾಗಿ ಮೂಡಿ ಬರ್ತಾ ಇದಾವೆ ಎಲ್ಲಾ ಕಾರ್ಯಕ್ರಮಗಳು.
2: ಧನ್ಯವಾದ.
3: ಕೇಳ್ತಾ ನಮಗೂ ಈ ಬಿಸಿಲನ್ನು ಒಂದು ತಾಪದಿಂದ ನಮಗೆ ಒಂದು ಮುಕ್ತಿ.
2: ಓಹೋ ಸೂಪರ್ ಸರ್, ನೀವು ಕೇಳ್ತಾ ಇರೋದ್ರಿಂದ ನಾವು ಕೂಡ ಇಷ್ಟು ಚೆನ್ನಾಗಿ ಕಾರ್ಯಕ್ರಮಗಳನ್ನ ಮಾಡೋಕೆ ಕಾರಣ ಆಗ್ತಿರೋದು. ಥ್ಯಾಂಕ್ ಯು ಸರ್ ಇದಕ್ಕೆ.
3: ನಮಸ್ತೆ.
2: ನಮಸ್ತೆ. ಓಕೆ, ಷಡಾಕ್ಷರಿ ಸರ್ ಕರೆ ಮಾಡಿದ್ರು. ಮುಂದಿನ ಕಾಲರ್ ಗೆ ತಾ ಅಕ್ಷರ ಕೊಟ್ಟಿದ್ದಾರೆ. ನೆಕ್ಸ್ಟ್ ಕಾಲರ್ ಯಾರು ಕೇಳುವ? ಹಲೋ. ಓಕೆ, ಮತ್ತೊಂದು ಕರೆ ಇದೆ. ಹಲೋ.
7: ಹಲೋ,
2: ನಮಸ್ತೆ.
7: ಅರ್ಪಿತಾ ಮೇಡಮ್, ನಮಸ್ತೆ. ಕಾಫಿ ಕುಡಿದ್ರ?
2: ಅರ್ಪಿತಾ ಮೇಡಮ್ ಮಾತಾಡ್ತಿರೋದು. ಇಲ್ಲ ಸರ್, ಕಾಫಿ ಕುಡಿಯಕ್ ಆಗಿಲ್ಲ. ಕಾಫಿ ಕುಡಿಬೇಕು. ನೀವು ಕಾಫಿ ಕುಡಿದ್ರಾ?
7: ಬೇಗ ಕುಡಿಬೇಕು, ಟೈಮ್ ಆಯ್ತಲ್ಲ.
2: ಕುಡಿಬೇಕು ಕುಡಿಬೇಕು ಸರ್. ನಿಮ್ದು ಕಾಫಿ ಟಿಫನ್?
7: ನಮ್ದೆಲ್ಲ ಆಯ್ತು ಮೇಡಮ್.
2: ಎಲ್ಲ ಆಗಿದೆ, ಕೆಲ್ಸ ಕೂಡ ಶುರು ಆಯ್ತು.
7: ಮಾತಾಡಿ ಮಾತಾಡಿ ಸಾಕಾಗತ್ತಲ್ಲ, ಬೇಗ ಕುಡ್ಕೊಂಡು ಸ್ಟಾರ್ಟ್ ಮಾಡಿದ್ವಿ.
2: ಹಂಗೆ ಟಿಫನ್ ಮಾಡಿರ್ತೀವಲ್ಲ ಸರ್, ತಿಂಡಿ ತಿಂದ್ರೆ ಸಾಕು, ಎನರ್ಜಿ ಬರುತ್ತೆ. ನೀವೇನ್ ತಿಂಡಿ ತಿಂದ್ರಿ ಇವತ್ತು?
7: ನಮ್ದು ದೋಸೆ ಮೇಡಮ್.
2: ದೋಸೆ
7: ರವಾ ಮತ್ತೆ ಉದ್ದಾಕಿ ಮಾಡಿರೋದು.
2: ಉಡುಪಿಲೆಲ್ಲ ದೋಸೆನೇ ಹೆಚ್ಚೇನು ಅಲ್ವಾ?
7: ದೋಸೆ ಇಡ್ಲಿ.
2: ದೋಸೆಗೇನ್ ಬೆಸ್ಟ್ ಕಾಂಬಿನೇಷನ್?
7: ನೀರ್ದೋಸೆ, ಅದೇ ಚಟ್ನಿ.
2: ನೀರ್ದೋಸೆ ಚಟ್ನಿ.
7: ಈಗ ನೀರ್ದೋಸೆ ಇದೆ, ಮತ್ತೆ ಈಗ ಪಲಾವ್ ಶುರು ಆಗಿದೆ ಇವಾಗ.
2: ಹೌದಾ? ಓಕೆ ಸತೀಶ್ ಸರ್, ಇವತ್ತಿನ ಕಾರ್ಯಕ್ರಮದಲ್ಲಿ ನಿಮಗೆ
7: ಚಿತ್ರಾನ್ನ ಅಷ್ಟೇ.
2: ಚಿತ್ರಾನ್ನ
7: ಏನ್ ಮೇಡಮ್?
2: ತಾ ಅಕ್ಷರದಿಂದ ಒಂದು ಗೀತೆಯನ್ನ ಹಾಡ್ಬೇಕು ನೀವು.
7: ಯಾವ
2: ತಾ ಅಕ್ಷರದಿಂದ ಯಾವ್ದಾದ್ರು ಗೀತೆಯನ್ನ ಹಾಡಿ ಸರ್. ತಾ ತಂಗಿ ತಾ ತಾ ಸರ್ ತಾ ತಾ ತಾ
7: ತಾ.
2: ಹೌದು.
7: ತಂಗಾಳಿಯಾಗಿ ನಾನು ಕೇಳಿ ಬಂದೆ ನಿನ್ನನ್ನು
2: ಪ್ರೀತಿಯಿಂದ, ನಿನ್ನನ್ನು ಪ್ರೀತಿಯಿಂದ ಕಾಡಲೆಂದೆ. ಓ ಇನಿಯ ಈಗ ಯಾಯಿಂದ ಒಂದು ಊರಿನ ಹೆಸರು ಹೇಳಿ. ಯಾಯಿಂದ ಒಂದು ಊರಿನ ಹೆಸರು?
7: ಯಾದಗಿರಿ.
2: ಯಾದಗಿರಿ. ಮತ್ತೆ ರಾಯಿಂದ ಹಾಡು?
7: ರಾಣೇಂದ್ರ.
2: ಹೌದು.
7: ರಂಬಾ ಬೇಡ ಜಂಬಾ, ಜಂಬಾ ಗಿಂಬಾ ಬೇಡ ರಂಬಾ, ಮೂರು ಕಸಿನ ಕೋರೆ ಏರಿ ತಂದವ ಚಲವೆ.
2: ಚಲವೆ. ವಾ ಇಂದ ಒಂದು ಸಿನಿಮಾ ಹೆಸರು?
7: ವಾನ.
2: ಹೌದು.
7: ವಾದಲ್ಲಿ
2: ತುಂಬಾ ಸಿನಿಮಾಗಳಿದೆ. ವಾ ಇಂದ
7: ವರ್ಷ ವರ್ಷ
2: ವರ್ಷ ಇದೆ. ಹೌದು ಹೌದು, ವಿಷ್ಣು ಸರ್ದು ವರ್ಷ ಸಿನಿಮಾ ಇದೆ. ಸೂಪರ್ ಸರ್, ನೆಕ್ಸ್ಟ್ ಕಾಲರ್ ಗೆ ಶ ಅಕ್ಷರ ಕೊಟ್ಟಿದ್ದೀರಾ. ಥ್ಯಾಂಕ್ ಯು ಸೋ ಮಚ್ ಕರೆ ಮಾಡಿದಕ್ಕೆ. ಓಕೆ, ಎಸ್, ವಿಶ್ವನಾಥ್ ಸರ್ ಕರೆ ಮಾಡಿದ್ರು, ಬ್ರಹ್ಮ ಅವರಿಂದ ಚೆನ್ನಾಗಿ ಮಾತಾಡಿದ್ರು. ಅಂಡ್ ನೆಕ್ಸ್ಟ್ ಕಾಲರ್ ಯಾರು, ಎಲ್ಲಿಂದ ಕರೆ ಮಾಡಿದಾರೆ ಕೇಳುವ? ಹಲೋ.
8: ಹಲೋ.
2: ಹಲೋ, ನಮಸ್ತೆ.
8: ನಮಸ್ಕಾರ ಮೇಡಮ್,
2: ಹೇಗಿದ್ದೀರಾ ಸರ್? ಆರಾಮಿದ್ದೀರಾ? ತಿಂಡಿ ಗಿಂಡಿ ಆಯ್ತಾ ಸರ್? ತಿಂಡಿ ಇನ್ನು ಆಗಿಲ್ಲ. ಕೆಲ್ಸ ಹೇಗ್ ನಡೀತಾ ಇದೆ?
8: ಕೆಲ್ಸ ಪರವಾಗಿಲ್ಲ ಮೇಡಮ್, ನಡೀತಾ ಇದೆ. ಈಗ
2: ನಡೀತಾ ಇದೆ. ಓಕೆ ಸರ್.
8: ಇವತ್ತೆಲ್ಲ ಮಳೆ ಬಂದ್ ಮೇಡಮ್, ಕರೆಂಟ್ ಇಲ್ಲ ರಾತ್ರಿಯಿಂದ, ಫೋನ್ ಚಾರ್ಜ್ ಇಲ್ಲ.
2: ಯಾಕೆ ಅಷ್ಟೊಂದು ಮಳೆ ಬಂತಾ?
8: ಏನ್ ಮೇಡಮ್
2: ಅಷ್ಟೊಂದು ಮಳೆ ಬಂತಾ ಸರ್?
8: ಅಂದ್ರೆ ಮೇಡಮ್ ಮಳೆ ಹೆಚ್ಚಿಗೆ ಬಂದಿಲ್ಲ, ಆದ್ರೆ ಕರೆಂಟ್ ರಾತ್ರಿಯಿಂದ ತಗ್ಬಿಟ್ಟಾರ ಮೇಡಮ್. ಮಳೆ ಸ್ಟಾರ್ಟ್ ಆಯ್ತಾವ 12:30 ಕರೆಂಟ್ ಇಲ್ಲ, ಇನ್ನೂ ಬಂದಿಲ್ಲ.
2: ಓಕೆ ಓಕೆ, ಸೊ ಕರೆಂಟ್ ಬೇಗ ಬರ್ಲಿ. ಆಶೀರ್ವಾದ ಆಯ್ತು, ಹೇಳ್ತೀನಿ ಕರೆಂಟ್ ಬೇಗ ಬರಪ್ಪ ಅಂತ ಹೇಳಿ ನಿಮ್ಮೂರಿಗೆ ಕಳಿಸ್ಕೊಡ್ತೀನಿ. ಈಗ ಶಾಕ್ಷದಿಂದ ಒಂದು ಗೀತೆಯನ್ನ ಹಾಡ್ಬೋದಾ? ಶಾಕ್ಷದಿಂದ ಹಾಡನ್ನ ಹಾಡ್ಬೇಕು.
8: ಶಿವ ಶಂಭೋ, ಶಿವ ಶಿವ ಶಂಭೋ, ಶಂಭೋ ಶಿವ ಶಂಭೋ, ಶಿವ ಶಿವ ಶಂಭೋ.
2: ಬಾಯಿಂದ ಒಂದು ಊರಿನ ಹೆಸರು ಹೇಳಿ.
8: ಭದ್ರಾವತಿ.
2: ಆಹಾ, ಭದ್ರಾವತಿ. ಬಾಯಿಂದ ಮತ್ತೊಂದು ಹಾಡು. ತಾ ಅಕ್ಷರದಿಂದ ಹಾಡು.
8: ತನ್ನಲ್ಲಿ ಮನಸ್ಸು ನೀನೇ ಕಾರಣ, ಮನಸ್ಸು ಮುಡಿದ ಮಾತೆ ಎದಿಗೆ ಮದುವೆ ತೋರಣ.
9: ಉಸಿರಿ ಮೇಳ ಹಾಡೆ ಮಂತ್ರ ಆಕಾಶ ಭೂಮಿ ಎಲ್ಲ ಚಪ್ಪರ
10: ರಾಯ್ ಒಂದು ಸಿನಿಮಾ ಹೆಸರು ಹೇಳಿ ಸರ್.
9: ರವಿಚಂದ್ರ
10: ರಾಜ್ಕುಮಾರ್ ಅವ್ರ ಸಿನಿಮಾ ಅಲ್ವಾ? ಓಕೆ, ನೆಕ್ಸ್ಟ್ ಕಾಲರ್ಗೆ ಹಾಗೆ ರಾಕ್ಷರನೇ ಸಿಕ್ಕಿದೆ. ಥ್ಯಾಂಕ್ ಯು ಸೋ ಮಚ್ ಕರೆ ಮಾಡಿದಕ್ಕೆ. ಎಸ್, ಮಹೇಶ್ ಸರ್ ಕೂಡ ಚೆನ್ನಾಗಿ ಪಾರ್ಟಿಸಿಪೇಟ್ ಮಾಡಿದ್ರು. ಅಂಡ್ ನೆಕ್ಸ್ಟ್ ಕಾಲರ್ ಯಾರು ಕೇಳುವಾ? ಹಲೋ,
11: ನಮಸ್ಕಾರ ಮೇಡಮ್. ಶುಭೋದಯ.
10: ನಮಸ್ತೆ ಶುಭೋದಯ, ಹೇಗಿದ್ದೀರಾ?
11: ಚೆನ್ನಾಗಿದ್ದೀವಿ ಮೇಡಮ್, ತಾವು ಚೆನ್ನಾಗಿದ್ದೀರಿ?
10: ನಾನು ಕೂಡ ಚೆನ್ನಾಗಿದ್ದೀನಿ ಸರ್. ಆಯ್ತಾ ತಿಂಡಿ?
11: ಆಯ್ತು ಮೇಡಮ್.
10: ಆಯ್ತು, ಈಗ ಬಸವರಾಜ್ ಸರ್ ಧ್ವನಿಯಲ್ಲಿ ರಾಕ್ಷರದಿಂದ ಒಂದು ಗೀತೆ ಬರ್ಲಿ ಸರ್.
9: ರಾಗ ಅನುರಾಗ ಶುಭಯೋಗ ಸೇರಿದೆ, ತಂದ ಅನುಬಂಧ ಆನಂದ ತಂದಿದೆ. ರಾಗ
10: ಗಾಯಿಂದ ಒಂದು ಊರಿನ ಹೆಸರು ಹೇಳಿ ಸರ್.
11: ಗಂಗಾವತಿ.
10: ಗಂಗಾವತಿ. ತಾಯಿಂದ ಮತ್ತೊಂದು ಗೀತೆ.
9: ತಪ್ಪು ಮಾಡದವ್ರು
10: ಹೇಳಿ ಹೇಳಿ.
9: ತಪ್ಪು ಮಾಡದವ್ರು ಯಾರವ್ರೇ, ತಪ್ಪೆ ಮಾಡದವ್ರು ಎಲ್ಲವ್ರೇ, ತಪ್ಪಿ ತಪ್ಪಿ ತಪ್ಪಾಗುತ್ತೆ, ತಿಳ್ಕೊಳಕ್ಕೆ ದಾರಿ ಆಯ್ತೇ.
10: ಸೂಪರ್ ಆಯ್ತೇ. ತಾಯಿಂದ ಒಂದು ಊರಿನ ಹೆಸರು ಅಲ್ಲ ಸಿನಿಮಾ ಹೆಸರು ಹೇಳಿ ತಾಯಿಂದ. ಈಗ
11: ತವರಿನ ಸಿರಿ.
10: ತವರಿನ ಸಿರಿ. ಸೊ ನೆಕ್ಸ್ಟ್ ಕಾಲರ್ಗೆ ಮತ್ತೆ ರಾ ಅಕ್ಷರನೇ ಕೊಟ್ಟಿದ್ದೀರಾ? ರಾ ರಾ ರಸ್ತಾ ಇದೆ. ಓಕೆ, ತುಂಬಾ ಚೆನ್ನಾಗಿ ಹಾಡಿದ್ರಿ, ಪಾರ್ಟಿಸಿಪೇಟ್ ಮಾಡಿದ್ರಿ. ಥ್ಯಾಂಕ್ ಯು ಸೋ ಮಚ್ ಸರ್ ಕರೆ ಮಾಡಿದಕ್ಕೆ.
11: ಧನ್ಯವಾದಗಳು ಮೇಡಮ್, ಮತ್ತೊಮ್ಮೆ ಶುಭೋದಯ.
10: ಶುಭೋದಯ. ಎಸ್, ಗಂಗಾವತಿಯಿಂದ ಬಸವರಾಜ್ ಸರ್ ಕರೆ ಮಾಡಿ ಚೆನ್ನಾಗಿ ಹಾಡನ್ನ ಹಾಡಿದ್ರು, ಪಾರ್ಟಿಸಿಪೇಟ್ ಕೂಡ ಮಾಡಿದ್ರು. ಅಂಡ್ ಈ ಕಾರ್ಯಕ್ರಮ ಮುಂದುವರಿಯುತ್ತೆ, ಆದ್ರೆ ಅದಕ್ಕೂ ಮೊದಲು ಕಾರ್ಯಕ್ರಮದಲ್ಲಿ ಮತ್ತೊಂದು ವಿರಾಮ ತೆಗೆದುಕೊಳ್ಳುವ ಸಮಯ ಬಂದಿದೆ. ಸೊ ಲೆಟ್ಸ್ ಟೇಕ್ ಒನ್ ಮೋರ್ ಬ್ರೇಕ್. ನೀವು ಕೇಳ್ತಾ ಇರೋದು ಬಿಂದಾಸ್ ಮಾರ್ನಿಂಗ್ ಕಾರ್ಯಕ್ರಮ. ನಾನು ನಿಮ್ಮ ಆರ್ ಜೆ ಅರ್ಪಿತಾ, ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 ಎಫ್ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
12: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
13: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
14: ಕಾಲೇಜ್ ಲೈಬ್ರರಿ ಅಂದ್ರೆ ತುಂಬಾ ಹೊತ್ತು ಓಪನ್ ಇರಬೇಕು ಅಂತ ಗೊಣಗ್ಬೇಡ್ರಿ. ವಿದ್ಯಾರ್ಥಿಗಳ ಅನುಕೂಲಕ್ಕೆಂದೆ ಬೆಳಿಗ್ಗೆ 5 ಗಂಟೆಯಿಂದ ರಾತ್ರಿ 11 ಗಂಟೆವರೆಗೆ ಲೈಬ್ರರಿ ಓಪನ್ ಇರುತ್ತೆ. ಜೊತೆಗೆ ಇಂಟರ್ನೆಟ್ ಸೌಲಭ್ಯ ಕೂಡ ಇದೆ.
15: ಶಿವಮೊಗ್ಗದಲ್ಲಿ ಪಿಯು ಸೇರುವವರ ಕನಸಿನ ಸಂಸ್ಥೆ ಶ್ರೀ ಆದಿಚುಂಚನಗಿರಿ ಸ್ವತಂತ್ರ ಪದವಿ ಪೂರ್ವ ಕಾಲೇಜು.
16: ಪ್ರತಿ ವಿದ್ಯಾರ್ಥಿಗೆ ದೊರೆಯುತ್ತಿದೆ ಸಮರ್ಥ ಶಿಕ್ಷಣ. ವಿದ್ಯಾರ್ಥಿಯ ಸರ್ವತೋಮುಖ ಪ್ರಗತಿಗೆ ಆದ್ಯತೆ ನೀಡುವ ಮಲೆನಾಡಿನ ಹೆಮ್ಮೆಯ ಸಂಸ್ಥೆ ಶ್ರೀ ಆದಿಚುಂಚನಗಿರಿ ಸ್ವತಂತ್ರ ಪದವಿ ಪೂರ್ವ ಕಾಲೇಜು, ಶರಾವತಿ ನಗರ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 7483710963. ಸಂಖ್ಯೆ ಮತ್ತೊಮ್ಮೆ 7483710963. ವೆಬ್ಸೈಟ್ www.saipuc.org.in.
17: ಉತ್ತಮ ಭವಿಷ್ಯಕ್ಕೆ ಸೂಕ್ತ ಆಯ್ಕೆ
18: ಶ್ರೀ ಆದಿಚುಂಚನಗಿರಿ ಸ್ವತಂತ್ರ ಪದವಿ ಪೂರ್ವ ಕಾಲೇಜು.
19: ರಾಜು, ನಿನ್ ಕ್ಯಾನ್ಸರ್ ಚಿಕಿತ್ಸೆ ಆಯ್ತೇನೋ? ಈಗ ಹೇಗಿದ್ಯಾ?
20: ರಾಮು, ಈಗ ನಾನು ಕ್ಯಾನ್ಸರ್ ಕಾಯಿಲೆಯಿಂದ ಗೆದ್ದು ಬಂದೆ ಕಣೋ.
19: ಹೌದಾ? ಅಲ್ವೋ ರಾಜು, ಕ್ಯಾನ್ಸರ್ ಕಾಯಿಲೆ ಚಿಕಿತ್ಸೆಗೆ ತುಂಬಾ ಖರ್ಚಾಗತ್ತೆ ಅಂತಾರಲ್ಲ, ನಿಜಾನಾ?
20: ಈಗ ಅದ್ರ ಬಗ್ಗೆ ಚಿಂತೆ ಮಾಡೋದೇ ಬೇಡ, ಯಾಕೆಂದ್ರೆ ಇಲ್ಲೇ ನಮ್ಮ ಶಿವಮೊಗ್ಗ ನಗರದ ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ಕಳೆದ 20 ವರ್ಷಗಳಿಂದ ಕ್ಯಾನ್ಸರ್ ರೋಗಿಗಳ ಚಿಕಿತ್ಸೆಯಲ್ಲಿ ಪರಿಣಿತಿ ಹೊಂದಿದ ತಜ್ಞ ವೈದ್ಯರು ಹಾಗೂ ಸಿಬ್ಬಂದಿಗಳಿಂದ ಎಲ್ಲಾ ರೀತಿಯ ಕ್ಯಾನ್ಸರ್ ಕಾಯಿಲೆಗೆ ಉತ್ತಮ ಗುಣಮಟ್ಟದ ಚಿಕಿತ್ಸೆ ಸಿಗ್ತಿದೆ ಕಣೋ.
19: ಹೆಲ್ತ್ ಇನ್ಶೂರೆನ್ಸ್ ಕೂಡ ಇಲ್ಲಿ ಬಳಸಬಹುದಾ?
20: ಖಂಡಿತ. ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ಬಿಪಿಎಲ್ ಹಾಗೂ ಎಪಿಎಲ್ ಕಾರ್ಡುದಾರರಿಗೆ ಆಯುಷ್ಮಾನ್ ಭಾರತ ಆರೋಗ್ಯ ಕರ್ನಾಟಕ ಸ್ಕೀಮ್, ಸರ್ಕಾರಿ ನೌಕರರಿಗೆ ಜ್ಯೋತಿ ಸಂಜೀವಿನಿ ಸ್ಕೀಮ್, ಪೊಲೀಸ್ ಹಾಗೂ ಅವರ ಕುಟುಂಬದ ಸದಸ್ಯರಿಗೆ ಆರೋಗ್ಯ ಭಾಗ್ಯ ಸ್ಕೀಮ್, ಯಶಸ್ವಿನಿ ಯೋಜನೆ ಹೊಂದಿರೋರಿಗೂ ಚಿಕಿತ್ಸೆ ಸಿಗ್ತಿದೆ. ಇದಲ್ಲದೆ ಸ್ಟಾರ್ ಹೆಲ್ತ್, ವಿಡಾಲ್ ಟಿಟಿಕೆ, ಮೆಡಿ ಅಸಿಸ್ಟ್, ಈ ರೀತಿಯ ಇನ್ನೂ ಮುಂತಾದ ಆರೋಗ್ಯ ವಿಮಾ ಸೌಲಭ್ಯದ ಅಡಿಯಲ್ಲಿ ಕ್ಯಾಶ್ಲೆಸ್ ಚಿಕಿತ್ಸಾ ಸೌಲಭ್ಯಗಳು ಕೂಡ ದೊರೀತಾ ಇದೆ. ಇದರ ಜೊತೆಗೆ ವಿಶೇಷ ಪ್ಯಾಕೇಜ್, ಕೈಗೆಟಕುವ ರಿಯಾಯಿತಿ ದರದಲ್ಲಿ ಉತ್ತಮ ಗುಣಮಟ್ಟದ ಚಿಕಿತ್ಸೆಗಳು ಇಲ್ಲಿ ಲಭ್ಯವಿದೆ.
21: ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ರೇಡಿಯೇಷನ್ ಚಿಕಿತ್ಸೆ, ಕೆಮೋಥೆರಪಿ ಚಿಕಿತ್ಸೆ, ಕ್ಯಾನ್ಸರ್ ಶಸ್ತ್ರಚಿಕಿತ್ಸೆಗಳು ದೊರೆಯುತ್ತವೆ. ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆ 9ನೇ ಮೈಲಿಗಲ್ಲು, ನಿದಿಗೆ ಅಂಚೆ, ಬಿದಿರೆ ಬಸ್ ನಿಲ್ದಾಣದ ಎದುರು, ಬಿಎಚ್ ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9686698099 ಅಥವಾ 7097 7755555 ಇದಕ್ಕೆ ಸಂಪರ್ಕಿಸಬಹುದು. 20 ವರ್ಷದ ಸೇವಾನುಭವ, ಸುಮಾರು 35,000 ಹೆಚ್ಚು ಯಶಸ್ವಿ ಕ್ಯಾನ್ಸರ್ ಚಿಕಿತ್ಸೆ. ಇದು ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯ ಹೆಮ್ಮೆ.
1: ಎಸ್, ವೆಲ್ಕಮ್ ಬ್ಯಾಕ್. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ಬಿಂದಾಸ್ ಮಾರ್ನಿಂಗ್ ಕಾರ್ಯಕ್ರಮ. ಈ ಕಾರ್ಯಕ್ರಮವನ್ನು ಬಿಂದಾಸ್ ಆಗಿ ನಡೆಸಿಕೊಡ್ತಾ ಇರೋದು ನಾನು, ನಿಮ್ಮ ಒನ್ ಅಂಡ್ ಓನ್ಲಿ ಆರ್ ಜೆ ಅರ್ಪಿತಾ. ಸೊ ಕೇಳಿದ್ರೆ ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ಹಾಡು ಪದಗಳ ಸಂಭ್ರಮದ ಆಟವನ್ನ ಆಡಿಸ್ತಾ ಇದೆ. ಏನಪ್ಪ ಅಂದ್ರೆ, ನಾನು ಕೊಡುವಂತಹ ಒಂದು ಅಕ್ಷರಕ್ಕೆ ಒಂದು ಹಾಡು, ನಂತರದಲ್ಲಿ ಆ ಹಾಡು ಕೊನೆಗೊಳ್ಳುವ ಅಕ್ಷರದಿಂದ ಮತ್ತೊಂದು ಊರಿನ ಹೆಸರು, ಆ ಊರಿನ ಹೆಸರು ಕೊನೆಗೊಳ್ಳುವಂತ ಅಕ್ಷರದಿಂದ ಮತ್ತೊಂದು ಹಾಡು, ಹಾಗೆ ಸಿನಿಮಾದ ಹೆಸರು, ಇದನ್ನ ನೀವು ಆಡಬೇಕು. ಓಕೆನಾ? ಸೊ ನೀವು ಕರೆ ಮಾಡಬೇಕಾಗಿರುವಂತ ಸಂಖ್ಯೆ 9686096779. ಸಂಖ್ಯೆ ಮತ್ತೊಮ್ಮೆ 9686096279. ಎರಡೇ ಎರಡು ಕಂಡೀಷನ್, ರೇಡಿಯೋ ವಾಲ್ಯೂಮ್ ನ ಕಡಿಮೆ ಮಾಡ್ಕೋಬೇಕು, ಜೊತೆಗೆ ನೆಟ್ವರ್ಕ್ ಇರುವಂತ ಜಾಗದಲ್ಲಿ ಕರೆ ಮಾಡಬೇಕು ಅಷ್ಟೇ. ಸೊ ನಾವು ನೆಕ್ಸ್ಟ್ ಕಾಲರ್ ಯಾರು, ಎಲ್ಲಿಂದ ಕರೆ ಮಾಡ್ತೀರ ಕೇಳುವ. ಹಲೋ,
5: ಹಲೋ,
1: ನಮಸ್ತೆ.
5: ನಮಸ್ತೆ,
1: ಹೇಗಿದ್ದೀರಾ?
5: ಅರ್ಪಿತಾನೆ
1: ಮಾತಾಡ್ತಿರೋದು. ಮತ್ತೆ ಹೇಗಿದ್ದೀರಾ ಅಂತ ಕೇಳ್ದೆ, ಆರಾಮಿದ್ದೀರಿ ಅಂತ
5: ಹೇಳಿದ್ರಿ.
1: ನಾನು ಚೆನ್ನಾಗಿದ್ದೀನಿ. ಹೌದ್ ಹೌದು. ಸೊ ಚಾ ಆಯ್ತಾ? ತಿಂಡಿ ಆಯ್ತು ನಂದು. ಅವಲಕ್ಕಿ. ಅದೇ ತಿಂಡಿ ಆಯ್ತು. ಸೊ ಈಗ ನಿಮಗೆ ರಾ ಅಕ್ಷರ ಸಿಕ್ಕಿದ್ಯಲ್ಲ, ರಾ ಅಕ್ಷರದಿಂದ ಒಂದು ಸೊಗಸಾದ ಗೀತೆಯನ್ನ ಹಾಡಿ. ರಾ ಅಕ್ಷರದಿಂದ ಒಂದು ಗೀತೆಯನ್ನ ಹಾಡಿ. ಹೌದು, ಯಾವ್ದಾದ್ರು ಪರವಾಗಿಲ್ಲ.
5: ರಾಯರು ಬಂದರು ಮಾವನ ಮನೆಗೆ, ರಾತ್ರಿಯಾಗಿತ್ತು. ಹುಣ್ಣಿನ ಹರಸಿದ ಬಾನಿನ ನಡುವೆ ಚಂದಿರ ಬಂದಿತ್ತು, ತುಂಬಿದ ಚಂದಿರ ಬಂದಿತ್ತು. ಮೈಸೂರು
1: ಬಂದಿತ್ತು. ತಾಯಿಂದ ಒಂದು ಊರಿನ ಹೆಸರು
5: ತಂಜಾವೂರು.
1: ತಂಜಾವೂರು ರಾಯಿಂದ ಮತ್ತೊಂದು ಹಾಡನ್ನ ಹಾಡಿ. ಹೌದು.
5: ರವಿವರ್ಮನ ಕುಂಚದ ಕಲೆ ಬಲೆ ಸಾಕಾರವು.
1: ಸಾಕಾರವು ವಾಯಿಂದ ಸಿನಿಮಾ ಹೆಸರನ್ನ ಹೇಳಿ. ವಾಯಿಂದ
5: ವಸಂತ
1: ಲಕ್ಷ್ಮಿ. ಓಕೆ, ನೆಕ್ಸ್ಟ್ ಕಾಲರ್ಗೆ ಹಾಗಿದ್ರೆ ಮಾ ಅಕ್ಷರ ಕೊಡೋಣ.
5: ವಸಂತ ಲಕ್ಷ್ಮಿ ಮಾ ಕೊಡ್ತೀರಾ?
1: ಹೌದು.
5: ಮಾ ಇದ್ರಲ್ಲಿ ಇಲ್ಲ, ನೀವೇ ಕೊಡ್ಬೇಕಷ್ಟೇ.
1: ಲಕ್ಷ್ಮಿ ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್ ಕರೆ ಮಾಡಿದಕ್ಕೆ. ಎಸ್, ನೆಕ್ಸ್ಟ್ ಕಾಲರ್ ಯಾರು ಕೇಳುವ. ಹಲೋ, ಹಲೋ, ನಮಸ್ತೆ, ಕೇಳಿಸ್ತಾ ಇದೆಯಾ?
22: ಹಲೋ,
1: ಹಲೋ, ನಮಸ್ತೆ, ಕೇಳಿಸ್ತಾ ಇದೆಯಾ?
22: ಮೇಡಮ್,
1: ಹೇಗಿದ್ದೀರಾ ಮೇಡಮ್?
22: ಚೆನ್ನಾಗಿದ್ದೀನಿ.
1: ನಾನು ಚೆನ್ನಾಗಿದ್ದೀನಿ. ತಿಂಡಿ ಆಯ್ತಾ?
22: ಆಯ್ತು. ಯಾರಂತ ಗೊತ್ತಾಗ್ಲಿಲ್ಲ.
1: ನಾನು ಅರ್ಪಿತಾ.
22: ಹೌದು. ನಾನು ಯಾರು?
1: ನೀವು ಸುಮಾ ಮ್ಯಾಮ್ ಅಲ್ವಾ?
22: ಹೌದು.
1: ವಾಯ್ಸ್ ನೆನ್ಪಿಟ್ಕೊಂಡಿದ್ದೀನಿ. ನಿಮಗೆ ಮಾ ಅಕ್ಷರ ಕೊಡ್ತಾ ಇದೀನಿ. ಮಾ ಅಕ್ಷರದಿಂದ ಒಂದು ಗೀತೆಯನ್ನ ಹಾಡಿ ಮ್ಯಾಮ್.
22: ಮಾ ಅಕ್ಷರದಿಂದ?
1: ಹೌದು.
22: ಮಾಮರವೆಲ್ಲ
1: ಸರಿ. ಲಾ ಇಂದ ಒಂದು ಊರಿನ ಹೆಸರು ಹೇಳಿ. ಹೋಗ್ಲಿ.
22: ಲಾಲ್ಬಾಗ್.
1: ಲಾಲ್ಬಾಗ್ ಸ್ಥಳ ಹೆಸರು ಆಯ್ತು, ಪರವಾಗಿಲ್ಲ. ಲಾಲ್ ಬಾಗ್ ಗಾಯಿಂದ ಒಂದು ಹಾಡು ಹೇಳಿ. ಈಗ ಹೌದು,
22: ಹಿಂದಿ ಹೇಳ್ಬೋದಾ?
1: ಕನ್ನಡಕ್ಕೆ ಮೊದಲ ಆದ್ಯತೆ. ಕನ್ನಡದಲ್ಲಿ ಪ್ರಯತ್ನ ಪಡಿ. ಗೊತ್ತಾಗ್ತಿಲ್ವಾ? ಗಗನವೇ ಬಾಕಿ ಭುವಿಯನು ಕೇಳಿದ ಹಾಗೆ. ಆ ಹಾಡು ಗೊತ್ತಾ?
22: ಗೊತ್ತು, ಆದ್ರೆ ಹೇಳಿಕ್ನು ಬರಲ್ಲ.
1: ಹಾಡಿ ಪರವಾಗಿಲ್ಲ, ನಾನು ಹೇಳ್ಕೊಟ್ನಲ್ಲ. ಇನ್ನೊಂದು ಹಾಡಿದೆ ಗೊತ್ತಾ? ಗೌರಮ್ಮ ನಿನ್ನ
22: ಗೌರಮ್ಮ.

0: హలో,
1: నమస్తే మ్యామ్.
0: నమస్తే, గుడ్ మార్నింగ్.
1: వెరీ గుడ్ మార్నింగ్. ఆయ్తా తిండి?
0: ఓ, తిండి ఆయ్తు.
1: తిండి ఆగిదే. సో అదే ಖುಷಿಗೆ నా అక్షరదిన ಒಂದು ಗೀತೆ ಏನ ಹಾಡಬೇಕಲ್ಲ.
0: ಆಯ್ತು, ಹೇಳ್ತೀನಿ.
1: ಹಾಡಿ ಮ್ಯಾಮ್.
0: ನಗುವ ನಯನ ಮಧುರ ಮೌನ ಹೃದಯ
1: ಮಿಡಿವ
0: ಮೌನ.
1: ಹೇಳಿ.
0: ನಾಕ್ಷರದ
1: ನಾನೇ
0: ಹೆಸರ
1: ನಗುವ ನಲಿವ ಹೇಳಿ ಹೇಳ್ತಾರಲ್ಲ.
0: ನಗುವ ನಯನ ಮಧುರ ಮೌನ ಮತ್ತೆ
1: ಓಕೆ. ನೀವು ಯಾವ ಅಕ್ಷರ ಕೊನೆಗೊಳಿಸಿದ್ರಿ? ಈಗ
0: ನಾಯಿಂದ
1: ಮತ್ತೊಂದು ಊರಿನ ಹೆಸರು ಹೇಳಿ.
0: ನಾಕ್ಷರದು ನರಸಾಪುರ.
1: ನರಸಾಪುರ, ಓಕೆ. ಎನ್ ಆರ್ ಪುರ ನರಸಾಪುರ ಆಗತ್ತೆ. ಆಮೇಲೆ ಹಾಡು ರಾ ಅಕ್ಷರದಿಂದ ಮತ್ತೆ
0: ರಾ ಅಲ್ಲ.
1: ಹೌದು,
0: ಹೇಳ್ತೀನಿ. ಈಗೆಲ್ಲ ಸುಮಾರಾಗಿ ಹೇಳಿದ್ರೆ ಅನ್ಸುತ್ತಲ್ಲ ರಾಕ್ಷರದಲ್ಲಿ.
1: ಹಾಡಿ ಹಾಡಿ, ಪರವಾಗಿಲ್ಲ.
0: ರಾಘವ ಅನುರಾಗ.

0: ತಂದಿದೆ.
1: ಅರುಷ ವಾ ವಾ ಇಂದ ಒಂದು ಸಿನಿಮಾ ಹೆಸರು ಹೇಳಿ.
0: ಸಿನಿಮಾ ವಾಕ್ಷದ ವರದಾಪುರ.
1: ವರದಾಪುರನ? ವರದಾಪುರ ಅಂತ ಯಾವ ಸಿನಿಮಾ?
0: ವರದಳ್ಳಿ. ವರದಳ್ಳಿ ವರದಾಪುರ.
1: ನಾ ಊರ ಹೆಸರು ಕೇಳ್ತಲ್ಲ, ಸಿನಿಮಾ ಹೆಸರು ಕೇಳ್ತಿರೋದು.
0: ಓ ಹೌದಾ. ವಸಂತ ಲಕ್ಷ್ಮಿ.
1: ವಸಂತ ಲಕ್ಷ್ಮಿ ಆಲ್ರೆಡಿ ಹೇಳಾಗಿದೆ, ಮತ್ತೊಂದು ಟ್ರೈ ಮಾಡಬಹುದಾ? ಹೇಳಿ, ಬೇರೆ ಹೇಳ್ಬೋದಾ?
0: ವಸಂತ ಲಕ್ಷ್ಮಿ
1: ಹೇಳಾಗಿದೆ.
0: ವಸಂತ ಗೀತೆ.
1: ವಸಂತ ಗೀತೆ. ಓಕೆ, ಸೊ ನೆಕ್ಸ್ಟ್ ಕಾಲರ್ಗೆ ತಾ ಅಕ್ಷರ ಕೊಡ್ತೀನಿ ಹಾಗಿದ್ರೆ. ಥ್ಯಾಂಕ್ ಯು ಮ್ಯಾಮ್ ಕರೆ ಮಾಡಿದಕ್ಕೆ. ಎಸ್, ನೆಕ್ಸ್ಟ್ ಕಾಲರ್ ರೆಡಿ ಇದಾರೆ, ಯಾರು ಕೇಳುವಾ? ಹಲೋ, ನಮಸ್ತೆ, ಗುಡ್ ಮಾರ್ನಿಂಗ್.
2: ಗುಡ್ ಮಾರ್ನಿಂಗ್,
1: ಹೇಗಿದ್ದೀರಾ ಮ್ಯಾಮ್?
2: ಚೆನ್ನಾಗಿದ್ದೀವಿ, ನೀವೆಲ್ಲ ಹೇಗಿದ್ದೀರಾ?
1: ನಾವೆಲ್ಲರೂ ಕೂಡ ಸೂಪರ್ ಆಗಿದ್ದೀವಿ.
2: ಮಳೆ ಆಯ್ತಾ ಒಂದ್ರ ವರ್ಷ ಕಡೆ?
1: ಸ್ವಲ್ಪ ಆಗತ್ತೆ ಹೋಗುತ್ತೆ ಈ ರೀತಿ.
2: ಇಲ್ಲಿ ಮಳೆ ಆಗ್ತಿಲ್ಲ ಮೇಡಮ್, ಮೋಡ ಆಗ್ತಿದೆ ಅಷ್ಟೇ.
1: ಮೋಡ ಕವಿದೆ ವಾತಾವರಣ, ಮಳೆ ಅಂತೂ ಬರ್ತಿಲ್ಲ ಅಲ್ವಾ?
2: ಇಲ್ಲ ಮೇಡಮ್, ತುಂಬಾ ಶೆಕೆ ಬಿಸಿಲು.
1: ಓಕೆ ಮ್ಯಾಮ್, ಸೊ ಇವತ್ತಿನ ಕಾರ್ಯಕ್ರಮದ ವಿಷಯ ಗೊತ್ತಾಯ್ತು
2: ಮೇಡಮ್. ಕೊಡಿ, ಯಾವ ಅಕ್ಷರ ಈಗ?
1: ತಾ ಅಕ್ಷರದಿಂದ ಹೇಳಿ ಮ್ಯಾಮ್, ಒಂದು ಹಾಡು ಹೇಳಿ.
2: ತಾದಿಂದನಾ?
1: ಹೌದು.
2: ತನನಂ ತನನಂ ತನನಂ ತನನಾನ ತನನಂ ಪರಿಸರ ಮಪಾದ ಪರವಲ್ಲವೀಯ ತರನಂ.
1: ಮಾಯಿಂದ ಮತ್ತೆ ಊರಿನ ಹೆಸರಲ್ಲಿ ಮ್ಯಾಮ್ ಈಗ.
2: ಮಾಯಿಂದ. ಮಹಲಿಂಗ್ಪುರ.
1: ಯಾವ್ದು?
2: ಮಹಲಿಂಗ್ಪುರ.
1: ಮಹಲಿಂಗಪುರ. ಓಕೆ, ರಾ ಮತ್ತೊಂದು ಹಾಡು.
2: ರಾದಿಂದನಾ?

0: ಸ್ಟಾಪ್. ಕೋಪ ವೇಕೆ ಕಾ ಇಂದ ಸಿನಿಮಾ ಹೆಸರು? ಹೌದು, ಕವಿರತ್ನ ಕಾಳಿದಾಸ. ಸೊ ನೆಕ್ಸ್ಟ್ ಕಾಲರ್ ಗೆ ಸಹ ಅಕ್ಷರ ಕೊಡ್ತಾ ಇದ್ದೀರಾ? ತುಂಬಾ ಚೆನ್ನಾಗಿ ಆಟ ಆಡಿದ್ರಿ. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್ ಕರೆ
1: ಮಾಡಿದ್ದಕ್ಕೆ.
0: ಗಿರಿಜಾ ಮ್ಯಾಮ್ ಕರೆ ಮಾಡಿದ್ರು. ಅಂಡ್ ನೆಕ್ಸ್ಟ್ ಅಂಡ್ ಲಾಸ್ಟ್ ಕಾಲರ್ ಯಾರು ಕೇಳುವ?
2: ಹಲೋ
0: ಹಲೋ,
2: ನಮಸ್ಕಾರ, ಗುಡ್ ಮಾರ್ನಿಂಗ್. ನಾನು ಬ್ರಹ್ಮಾನಂದ್ರ ಆನೇಡು, ವಿದ್ಯಾನಗರ ಶಿವಮೊಗ್ಗ.
0: ನಮಸ್ತೆ, ವೆರಿ ಗುಡ್ ಮಾರ್ನಿಂಗ್ ಸರ್, ಹೇಗಿದ್ರಾ
2: ಮೇಡಮ್? ಫೈನ್ ಮೇಡಮ್, ನೀವು ಹೇಗಿದ್ದೀರಾ?
0: ನಾನು ಫೈನ್ ಸರ್.
2: ತಿಂಡಿ ಆಯ್ತಾ ಮೇಡಮ್?
0: ತಿಂಡಿ ಆಯ್ತು ಸರ್. ಅವಲಕ್ಕಿ ನಿಮ್ದು?
2: ನಮ್ದು ಇವತ್ತು ಮ್ಯಾಗಿ.
0: ಯಮ್ಮಿ ಯಮ್ಮಿ ಮ್ಯಾಗಿ. ಓಕೆ, ಈಗ ಅದೇ ಖುಷಿಗೆ ಸ ಅಕ್ಷರದಿಂದ ಒಂದು ಗೀತೆಯನ್ನ ಹಾಡಿ ಸರ್.
2: ಯಾವ್ದು ಮೇಡಮ್?
0: ಸ ಅಕ್ಷರ. ಸ ಅಕ್ಷರದಿಂದ? ಹೌದು.
2: ಸಂತೋಷಕ್ಕೆ ಹಾಡು, ಸಂತೋಷಕ್ಕೆ ಕುಣಿದು ನಾಳಕ್ಕೆ ಕುಣಿದು ನಲಿದು ಕಾಳಕ್ಕೆ ನಲಿದು ನನ್ನಂತೆ ಸಂತೋಷ.
0: ಆಯ್ತಲ್ವಾ, ಈಗ ತ ಅಕ್ಷರದಿಂದ ಮತ್ತೊಂದು ಊರಿನ ಹೆಸರು ಹೇಳಿ.
2: ತರೀಕೆರೆ.
0: ತರೀಕೆರೆ. ರಾ ಇಂದ ಮತ್ತೆ ಹಾಡು ಹೇಳ್ಬೇಕೀಗ.
2: ಹೌದಾ ಮೇಡಮ್?
0: ಹೌದು.
2: ರಾಯರು ಬಂದರು ಮಾವನ ಮನೆಗೆ, ರಾತ್ರಿಯಾಗಿತ್ತು, ಹುಣ್ಣಿನ ಹರಿಸದ ಬಾನಿನ ನಡುವೆ ಚಂದಿರ ಬಂದಿತ್ತು. ಚಂದಿರ. ಓಕೆ ಮೇಡಮ್.
0: ತಾ ಇಂದ ಸಿನಿಮಾ ಹೆಸರು?
2: ಏನ್
0: ತಾ ಅಕ್ಷರದಿಂದ ಸಿನಿಮಾ ಹೆಸರನ್ನ ಹೇಳಿ ಸರ್.
2: ದಾನ
0: ತಂದಿತ್ತು ಅಲ್ವಾ ಹೇಳಿದ್ ನೀವು? ತಾ ಇಂದ ಸಿನಿಮಾ ಹೆಸರು ಹೇಳಿ.
2: ತಾಯಿಗೆ ತಕ್ಕ ಮಗ.
0: ತಾಯಿಗೆ ತಕ್ಕ ಮಗ. ಸೂಪರ್ ಸರ್, ತುಂಬಾ ಚೆನ್ನಾಗಿ ಆಡಿದ್ರಿ. ಥ್ಯಾಂಕ್ ಯು ಸೋ ಮಚ್
2: ಕರೆ ಮಾಡಿದ್ರಿ.
0: ಓಕೆ, ಸೊ ಬ್ರಹ್ಮಾನಂದ ಸರ್ ಕರೆ ಮಾಡಿದ್ರು, ಚೆನ್ನಾಗಿ ಮಾತಾಡಿದ್ರು, ಚೆನ್ನಾಗಿ ಹಾಡನ್ನ ಕೂಡ ಹಾಡಿದ್ರು. ಅಂಡ್ ಇವತ್ತು ಕರೆ ಮಾಡಿದಂತಹ ಪ್ರೀತಿಯ ಕೇಳುಗರೆಲ್ಲರೂ ಕೂಡ

ತುಂಬಾ ಚೆನ್ನಾಗಿ ಪಾರ್ಟಿಸಿಪೇಟ್ ಮಾಡಿದ್ರಿ ಅಂಡ್ ನಂಗೂ ಖುಷಿ ಆಯ್ತು ನಿಮ್ಮೊಟ್ಟಿಗೆ ಮಾತಾಡಿ ನಾವು ಕೊಡುವಂತ ಟಾಸ್ಕ್ ಅನ್ನ ಎಷ್ಟು ಚೆನ್ನಾಗಿ ಯೂಸ್ ಮಾಡಿಕೊಂಡು ಪಾರ್ಟಿಸಿಪೇಟ್ ಮಾಡ್ತೀರಾ ಅಲ್ವಾ. ಅಲ್ಲಿ ಅಲ್ಲಿ ತಕ್ಕಂತ ತಲೆಗೆ ಸ್ವಲ್ಪ ಕೆಲಸವನ್ನ ಕೊಟ್ಟು ಆನ್ಸರ್ ಮಾಡ್ತಿರಲ್ಲ, ಅದಕ್ಕೆ ತುಂಬಾ ಖುಷಿಯಾಗುತ್ತೆ. ಹಾಗೆ ಈ ಕಾರ್ಯಕ್ರಮ ನಿಮಗೆ ಹೇಗೆ ಅನ್ನಿಸ್ತು, ಕಾರ್ಯಕ್ರಮ ಕುರಿತು ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನ 9686096279 ಈ ಸಂಖ್ಯೆಗೆ ಕಳಿಸಿ ಅಂತ ತಿಳಿಸ್ತಾ ನಾನು ನಿಮ್ಮ ಆರ್ಜೆ ಅರ್ಪಿತಾ ಮತ್ತೆ ಮುಂದಿನ ಕಾರ್ಯಕ್ರಮದಲ್ಲಿ ನಿಮ್ಮನ್ನ ಭೇಟಿ ಮಾಡ್ತೀನಿ. ಆಚೆ ಬಿಸಿಲು ಹೆಚ್ಚಾಗಿದೆ, ನಿಮ್ಮ ಆರೋಗ್ಯದ ಮೇಲೆ ಸ್ವಲ್ಪ ಹೆಚ್ಚಿಗೆನೆ ಗಮನ ಇರಲಿ ಅಂತ ತಿಳಿಸ್ತಾ ನಾ ಹೋಗಿ ಬರ್ತೀನಿ. ಯಾವಾಗ್ಲೂ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಭಾರತದ ಪ್ರತಿ ಎರಡನೇ ಮನೆಯಲ್ಲಿ ಕ್ಯಾನ್ಸರ್ ಪತ್ತೆಯಾಗುತ್ತಿದ್ದರೂ ನಾವು ಅದನ್ನು ಏಕೆ ಹಗುರವಾಗಿ ಪರಿಗಣಿಸುತ್ತಿದ್ದೇವೆ? ಕುಟುಂಬದವರು ಕ್ಯಾನ್ಸರ್ನಿಂದ ಬಳಲಿದರು, ಯಾರೂ ತಪಾಸಣೆ ಮಾಡಿಸಿಕೊಳ್ಳುವ ಬಗ್ಗೆ ಏಕೆ ಯೋಚಿಸುತ್ತಿಲ್ಲ?
1: ಕ್ಯಾನ್ಸರ್ ನಮಗೆ ಬರುವುದಿಲ್ಲವೆಂದು ನಾವ್ಯಾಕೆ ಭಾವಿಸುತ್ತೇವೆ? ಕ್ಯಾನ್ಸರ್ಗೆ ವಯಸ್ಸಿನ ಮಿತಿ ಇಲ್ಲ, ಅದಕ್ಕೆ ಅವರಿವರೆಂಬ ಭೇದ ಭಾವವಿಲ್ಲ, ಮತ್ತು ಕ್ಯಾನ್ಸರ್ ತನ್ನಿಂದ ತಾನೇ ಗುಣವಾಗುವುದಿಲ್ಲ.
0: ಈಗ ಎಲ್ಲರೂ ಒಗ್ಗಟ್ಟಿನಿಂದ ಕ್ಯಾನ್ಸರ್ ಅನ್ನು ಸೋಲಿಸುವ ಸಮಯ. ತಪಾಸಣೆ ಮಾಡಿಸಿಕೊಳ್ಳಿ, ಏಕೆಂದರೆ ರೋಗ ನಿರ್ಣಯವೇ ಗೆಲುವು, ಮತ್ತು ರೋಗ ನಿರ್ಣಯದಿಂದ ಚಿಕಿತ್ಸೆಯವರೆಗೆ ಪ್ರತಿಯೊಂದು ಹಂತದಲ್ಲೂ ನಾರಾಯಣ ಹೆಲ್ತ್ನ ತಜ್ಞರು ನಿಮ್ಮೊಂದಿಗೆ ಇರಲಿದ್ದಾರೆ.
1: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸಹ್ಯಾದ್ರಿ ನಾರಾಯಣ ಆಸ್ಪತ್ರೆ, ಎನ್ಟಿ ರಸ್ತೆ, ಹರಕೆರೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9986757661. ಸಂಖ್ಯೆ ಮತ್ತೊಮ್ಮೆ 9986757961.
2: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
3: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
2: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
4: ಏನೇ ಒಂದೇ ಮಗು ಸಾಕು ಅಂತನಾ?
5: ಇನ್ನೊಂದಾಗ್ಲಿ ಅಂತ ನಮ್ಮಿಬ್ರಿಗೂ ಆಸೆ ಇದೆ, ಆದ್ರೆ ಮೊದಲನೇದು ಸಿಸರಿಯನ್ನು, ಮತ್ತಿದು ಹಾಗೆ ಆಗುತ್ತೆ ಅಂತ ಚಿಂತೆ ಇದೆ.
4: ಶಿವಮೊಗ್ಗದ ಯುನಿಟಿ ಆಸ್ಪತ್ರೆಯಲ್ಲಿ ನೀವು ಬಯಸಿದರೆ ಎರಡನೆಯ ಮಗುವನ್ನು ನಾರ್ಮಲ್ ಹೆರಿಗೆ ಮಾಡಿಸುವ ಅವಕಾಶವಿದೆ. ಇದನ್ನ ವಿಬ್ಯಾಕ್ ಅಂತಾರೆ. ಇದನ್ನ ಪೇನ್ಲೆಸ್ ಕೂಡ ಮಾಡಬಹುದು.
1: ತಾಯಿ ಮಗುವಿನ ಸಂಪೂರ್ಣ ಆರೋಗ್ಯಕ್ಕಾಗಿ ದಿನದ 24 ಗಂಟೆಯೂ ವೈದ್ಯರ ಪರಿಣಿತ ಸಿಬ್ಬಂದಿಗಳ ತಂಡ ಸದಾ ಸಿದ್ಧವಿರುವ ಸಂಸ್ಥೆ ಯುನಿಟಿ ಮಹಿಳಾ ಮತ್ತು ಮಕ್ಕಳ ಆಸ್ಪತ್ರೆ, ಮೆಗ್ಗಾನ್ ಆಸ್ಪತ್ರೆ ಹಿಂಭಾಗ, ಕುವೆಂಪು ರಸ್ತೆ, ಶರಾವತಿ ನಗರ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 8762171225. ಸಂಖ್ಯೆ ಮತ್ತೊಮ್ಮೆ 8762171225. ಯಶಸ್ವಿನಿ ಹಾಗೂ ABARK ಸೌಲಭ್ಯ ಇಲ್ಲಿ ಇದೆ.
6: ಹಲೋ, ನಮಸ್ಕಾರ. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ RJ ರಕ್ಷಿತಾ ಹೊಳ್ಳ. ಇದು ಸೋಷಿಯಲ್ ಮೀಡಿಯಾ ಕಥೆಗಳು ಕಾರ್ಯಕ್ರಮ. ಸ್ನೇಹಿತರೆ, ಸೋಷಿಯಲ್ ಮೀಡಿಯಾ ಕಥೆಗಳು ಅಂತಿದ್ದ ಹಾಗೆ ನಿಮಗೆಲ್ಲ ಗೊತ್ತಾಗಿರ್ಬೋದು, ಇದು ಸೋಷಿಯಲ್ ಮೀಡಿಯಾದಲ್ಲಿ ಬರುವಂತಹ ಕಥೆಗಳನ್ನು ಹೇಳುವಂತಹ ಕಾರ್ಯಕ್ರಮ. ಸ್ನೇಹಿತರೆ, ಸೋಷಿಯಲ್ ಮೀಡಿಯಾದಲ್ಲಿ ಎಷ್ಟೊಂದು ರೀತಿ ಕಥೆ ಎಲ್ಲ ಬರ್ತಾ ಇರುತ್ತೆ ಅಲ್ವಾ? ಕೆಲವು ಸರ್ತಿ ಹೇಗಾಗುತ್ತಪ್ಪ ಅಂತ ಕಥೆ ಓದ್ತಾ ಇರ್ತೀವಿ, ಹಾಗೆ ಏನೋ ಟೈಮ್ ಆಯಿತು ಅಂತ ಆ ಕಥೆಯನ್ನು ಅರ್ಧಕ್ಕೆ ನಿಲ್ಸೋಗಿರ್ತೀವಿ. ಆದರೆ ಆ ಕಥೆ ಯಾವುದ್ರಲ್ಲಿ ಓದಿದ್ವಿ, ಎಲ್ಲಿತ್ತು ಅನ್ನೋದನ್ನೇ ಮರ್ತೋಗಿರ್ತೀವಿ. ಯಾವ ಗ್ರೂಪಲ್ಲಿ ಬಂದಿತ್ತು ಅನ್ನೋದನ್ನೇ ನಾವು ಮರ್ತೋಗಿರ್ತೀವಿ ಅಲ್ವಾ? ಸೊ ಇನ್ನು ಮುಂದೆ ಆ ತೊಂದರೆ ಆಗಬಾರ್ದು ಅಂತಲೇ ನಾನು ಸೋಷಿಯಲ್ ಮೀಡಿಯಾದಲ್ಲಿ ನಾನು ಓದಿದಂತಹ ಕಥೆಯನ್ನು ನಿಮಗೆ ಹೇಳೋದಕ್ಕೆ ಬರ್ತಾ ಇದ್ದೀನಿ. ಇವಾಗಂತೂ ನಾವು ಸೋಷಿಯಲ್ ಮೀಡಿಯಾ ಜಮಾನದಲ್ಲಿದ್ದೀವಿ. ಅನೇಕ ರೀತಿಯ ಕಥೆಗಳನ್ನು, ಕವಿತೆಗಳನ್ನೆಲ್ಲ ಓದ್ತಾ ಇರ್ತೀವಿ, ಹಾಗೆ ವಿಶೇಷವಾಗಿರುವಂತಹ ಮಾಹಿತಿಯನ್ನೆಲ್ಲ ತಿಳ್ಕೊಳ್ತಾ ಇರ್ತೀವಿ. ಸೊ ಹಾಗೆ ಸ್ನೇಹಿತರೆ, ನಾನಿವತ್ತು ಹಾಗೆ ಫೋನ್ನ ಸ್ಕ್ರೋಲ್ ಮಾಡ್ತಾ ನೋಡ್ತಾ ಇದ್ದೆ, ಆಗ ಒಂದು ಮೆಸೇಜ್ ಬಂತು. ಏನೀ ಮೆಸೇಜ್ ಅಂತ ನೋಡಬೇಕಾದ್ರೆ ಒಂದು ಕಥೆ ಇತ್ತು. ಆ ಕಥೆ ಎಷ್ಟು ಚೆನ್ನಾಗಿತ್ತು ಗೊತ್ತಾ? ನನಗಂತೂ ಆ ಕಥೆ ತುಂಬಾ ಇಷ್ಟ ಆಯಿತು. ಸೊ ಹಾಗೆ ನಿಮಗೆ ಕೂಡ ಈ ಒಂದು ಕಥೆ ಇಷ್ಟ ಆಗಬಹುದು ಅಂತ ಅಂದ್ಕೊಳ್ತಾ ಇವತ್ತು ನಿಮಗಾಗಿ ನಾನು ಓದಿದ ಆ ಕಥೆಯನ್ನು ಹೇಳೋದಕ್ಕೆ ಬಂದಿದ್ದೀನಿ. ಸೊ ಹಾಗೆ ಯಾವುದು ಆ ಕಥೆ, ಏನು ಅಂತ ನೀವೆಲ್ಲ ಯೋಚನೆ ಮಾಡ್ತಿರ್ಬೋದು. ಖಂಡಿತವಾದರೂ ಏನು ಕಥೆ ಅದು, ಏನು ಅನ್ನೋದನ್ನೆಲ್ಲ ತಿಳಿಸ್ಕೊಡ್ತೀನಿ. ಆದರೆ ಅದಕ್ಕೂ ಮೊದಲು ಒಂದು ಸೂಪರ್ ಆಗಿರೋ ಸಾಂಗ್ನ ಕೇಳ್ಕೊಬರೋಣ. ಈ ಕಥೆ ಮಧ್ಯದಲ್ಲಿ ಸಾಂಗು, ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ ಕಾಂಬಿನೇಷನ್ನು? ಸೊ ಹಾಗಾಗಿ ನಿಮಗೋಸ್ಕರ ಒಂದು ಸೂಪರ್ ಆಗಿರೋ ಸಾಂಗ್ನ ಪ್ಲೇ ಮಾಡ್ತಾ ಇದ್ದೀನಿ, ಕೇಳಿ ಎಂಜಾಯ್ ಮಾಡ್ಕೊಬನ್ನಿ. ನಾನು ನಿಮ್ಮ RJ ರಕ್ಷಿತಾ ಹೊಳ್ಳ. ಇದು ಸೋಷಿಯಲ್ ಮೀಡಿಯಾ ಕಥೆಗಳು ಕಾರ್ಯಕ್ರಮ. ನೀವು ಕೇಳ್ತಾ ಇರುವುದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಅಬ್ಬಾ ಏನ್ ಬಿಸಿಲು, ಹೊರಗಡೆ ಹೋದ್ರೆ ಬೆವತ್ ಹೋಗ್ತಿವಿ, ಕಾರ್ ತೆಗೆದ್ರೆ ಪೆಟ್ರೋಲ್ ಖರ್ಚಿಗೆ ಹೆದ್ರಿ ಸತ್ತೇ ಹೋಗ್ತಿವಿ.
1: ಕಿರಣ್ ಯೋಚನೆ ಬಿಡು, ಈ ಬೇಸಿಗೆಗೆ ಶಕ್ತಿ ಟೊಯೋಟಾದಲ್ಲಿದೆ ತಂಪು ಸೊಲ್ಯೂಷನ್, ಸ್ವಿಚ್ ಟು ಟೊಯೋಟಾ ಹೈಬ್ರಿಡ್, ಬಿಸಿಲಲ್ಲೂ ಕೂಲ್ ಆಗಿರು.
0: ಹೈಬ್ರಿಡ್ ಅಂದ್ರೆ ಮತ್ತೆ ಅದೇ ಮೈಲೇಜ್ ಮ್ಯಾಜಿಕ್ ಅಲ್ವಾ?
1: ಹೌದು ಮಗ, ಟೊಯೋಟಾ ಹೈರೈಡರ್ ನೋಡು, 27.97 ಕಿಲೋಮೀಟರ್ ಪರ್ ಲೀಟರ್ ಮೈಲೇಜ್, 100,000 ಪೆಟ್ರೋಲ್ ಉಳಿತಾಯ, ಎಸಿ ಫುಲ್ ಹಾಕಿದ್ರು ಜೇಬಿಗೆ ತಂಪು.
0: ವಾವ್!
1: ಅಷ್ಟೇ ಅಲ್ಲ, ಟೊಯೋಟಾ ಹೈರೈಡರ್ ಮೇಲೆ ಶಕ್ತಿ ಟೊಯೋಟಾದಲ್ಲಿ ಎಕ್ಸ್ಕ್ಲೂಸಿವ್ ಆಫರ್ಸ್ ಕೂಡ ಇದೆ. ಎಕ್ಸ್ಚೇಂಜ್ ಬೆನಿಫಿಟ್ 50,000 ವರೆಗೆ ಸಿಗುತ್ತೆ, ಮತ್ತೆ ಒಟ್ಟು 145,000 ವರೆಗೂ ಲಾಭ ಇದೆ. ಹೈರೈಡರ್ ಬೆಲೆ ಕೇವಲ 10.99 ಲಕ್ಷದಿಂದ ಶುರು.
2: ಶಕ್ತಿ ಟೊಯೋಟಾ ಸಮ್ಮರ್ ಬುಕಿಂಗ್ ಆಫರ್ಸ್, ಸ್ಪೆಷಲ್ ಸಮ್ಮರ್ ಡಿಸ್ಕೌಂಟ್ಸ್ ಆನ್ ಸೆಲೆಕ್ಟ್ ಮಾಡೆಲ್ಸ್, ಅಟ್ರಾಕ್ಟಿವ್ ಫೈನಾನ್ಸ್ ಅಂಡ್ ಎಕ್ಸ್ಚೇಂಜ್ ಆಫರ್ಸ್. ಈಗಲೇ ಬುಕ್ ಮಾಡಿ ಶೀಘ್ರವಾಗಿ ಡೆಲಿವರಿ ಪಡೆಯಿರಿ.
0: ಉಳಿತಾಯ ಕೂಡ, ಕೂಲ್ ಸ್ಟೈಲ್ ಕೂಡ. ನಾನು ಈಗಲೇ ಶಕ್ತಿ ಟೊಯೋಟಾಗೆ ಹೊರಟೆ.
2: ಶಕ್ತಿ ಟೊಯೋಟಾ, ಬೈಪಾಸ್ ರಸ್ತೆ, ವಿದ್ಯಾನಗರ, ಶಿವಮೊಗ್ಗ. ಕಾಲ್ 0804187330. ಶಕ್ತಿ ಟೊಯೋಟಾ, ಈಗಿನ ಚಾಯ್ಸ್, ನಾಳೆಯ ಸೇವಿಂಗ್.
3: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
4: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
3: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
5: ವೆಲ್ಕಮ್ ಬ್ಯಾಕ್ ಟು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್ಜೆ ರಕ್ಷಿತಾ ಹೊಳ್ಳ. ಇದು ಸೋಷಿಯಲ್ ಮೀಡಿಯಾ ಕಥೆಗಳು ಕಾರ್ಯಕ್ರಮ. ಸ್ನೇಹಿತರೆ, ಇವತ್ತಿನ ನಮ್ಮ ಈ ಸೋಷಿಯಲ್ ಮೀಡಿಯಾ ಕಥೆಗಳು ಕಾರ್ಯಕ್ರಮದಲ್ಲಿ ನಾನು ನಿಮಗಾಗಿ ಕಥೆಯನ್ನು ಹೇಳೋದಕ್ಕೆ ಬಂದಿದ್ದೀನಿ. ಹಾಗೆ ನಾನೀಗ ನಿಮಗಾಗಿ ಹೇಳ್ತಾ ಇರುವಂತಹ ಕಥೆ ಪ್ರೀತಿ ಮಾಡಿದೆ ತಪ್ಪ ಎನ್ನುವಂತಹ ಕಥೆ. ನನಗಿದು ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಂತಹ ಕಥೆಯಾಗಿದೆ. ಹಾಗಿದ್ರೆ ಕಥೆಯನ್ನು ಪ್ರಾರಂಭಿಸೋಣ ಅಲ್ವಾ? ಪ್ರೀತಿ ಮಾಡಿದೆ ತಪ್ಪ. ಅವನಿ ಎಲ್ಲರೂ ಇದ್ರೂ ಯಾರೂ ಇಲ್ಲದ ಹಾಗೆ ಬದುಕ್ತಿದ್ದ ಒಂದು ಪುಟ್ಟ ಜೀವ. ಮನೆಯಲ್ಲಿ 6 ಗಂಟೆಗೆ ಎದ್ದು ಅಡುಗೆ ಮಾಡೋದು, ಪಾತ್ರೆ ತೊಳೆಯೋದು, ಕಸ ಗುಡಿಸೋದು, ಮನೆಯಲ್ಲಿ ಇದ್ದ ಚಿಕ್ಕ ಮಕ್ಕಳ ಸ್ನಾನ ತಿಂಡಿ ಎಲ್ಲವನ್ನು ನೋಡಿಕೊಂಡು ಮತ್ತೆ ಆಫೀಸ್ಗೆ ಸಿದ್ಧವಾಗಬೇಕು. ಆಫೀಸ್ನಲ್ಲಿ ಕತ್ತೆ ಹೊರುವಷ್ಟು ಕೆಲಸ. ಮನೆಯಲ್ಲೂ ಕೆಲಸ, ಇಲ್ಲೂ ಕೆಲಸ. ಆದರೆ ಕೆಲಸಕ್ಕೆ ಯಾವತ್ತೂ ಮೋಸ ಮಾಡಿದವಳಲ್ಲ ಅವನಿ. ತಾನು ತಿನ್ನುವ ಪ್ರತಿಯೊಂದು ಅಗಳು ಕೂಡ ಆ ಕೆಲಸದಿಂದ ಸಿಗುತ್ತದೆ ಎಂದು ನಂಬಿದ ಹುಡುಗಿ. ಇತ್ತೀಚೆಗೆ ವಯಸ್ಸು ಹೆಚ್ಚಾಗುತ್ತಾ ಹೋಗುತ್ತಿತ್ತು. ಆದರೂ ಮನೆಯಲ್ಲಿ ಯಾರಿಗೂ ಇವಳ ಭವಿಷ್ಯದ ಬಗ್ಗೆ ಚಿಂತೆ ಇಲ್ಲ. ಅಪ್ಪ, ಅಮ್ಮ, ಅಣ್ಣ, ತಮ್ಮ, ತಂಗಿ ಎಲ್ಲರೂ ತಮ್ಮದೇ ಲೋಕದಲ್ಲಿ ತಾವಿದ್ದು ಇವಳು ಆ ಮನೆಯಲ್ಲಿ ಇದ್ದಾಳೆ ಎಂಬುದನ್ನು ಕೂಡ ಮರೆತವರ ಹಾಗೆ ಇದ್ರು. ಎಲ್ಲ ಸ್ನೇಹಿತರು ಹೇಳ್ತಿದ್ರು, ಅವನಿ ನಿನ್ನ ಜೀವನಕ್ಕೆ ಅಂತ ಒಂದಿಷ್ಟು ಕೂಡಿಟ್ಕೋ, ನಾಳೆ ಯಾರಿಗೂ ಯಾರೂ ಇರಲ್ಲ ಎಂದಾಗ ಅವನಿ ಹೋಗ್ಲಿ ಬಿಡ್ರೆ, ನನ್ನ ಕುಟುಂಬನೇ ನನಗೆ ಎಲ್ಲ ಎಂದಾಗ ಕೆಲವರು ಎಂತಹ ಮಣ್ಣಿಂದ ನಿನ್ನನ್ನು ಆ ದೇವರು ಸೃಷ್ಟಿ ಮಾಡಿದ್ದಾನೋ ಎಂದು ಸುಮ್ಮನಾಗ್ತಿದ್ರು. ಇಂತಹ ಈ ಮುದ್ದು ಅವನಿ ಬಿಡುವಿನ ವೇಳೆ ಕಥೆ, ಕವನ, ಕಾದಂಬರಿ ಓದ್ತಿದ್ಲು, ಮತ್ತೆ ಬರೀತಿದ್ಲು ಕೂಡ. ಒಂದು ದಿನ ಅವನಿಗೆ ಒಂದು ಮೇಲ್ ಬರುತ್ತೆ ಕೃಷ್ಣ ಎಂಬ ವ್ಯಕ್ತಿಯಿಂದ. ಅವನಿಯವರೇ, ನಿಮ್ಮೆಲ್ಲ ಬರಹಗಳು ಬಹಳ ಚೆನ್ನಾಗಿದೆ, ಓದಿದ್ರೆ ನನ್ನ ಜೀವನದ ಘಟನೆಯೇ ಏನೋ ಎಂಬಂತೆ ಅನಿಸುತ್ತೆ. ನಿಮ್ಮ ಜೊತೆಗೆ ಮಾತನಾಡಬೇಕು, ದಯವಿಟ್ಟು ಕರೆ ಮಾಡಿ ಎಂದು ಜೊತೆಗೆ ನಂಬರ್ ಕೂಡ ಹಾಕಿರ್ತಾನೆ ಕೃಷ್ಣ. ಓದಿದ ಅವನಿ ಯಾರ್ಯಾರೋ ಮೇಲ್ ಮಾಡ್ತಾರೆ, ಅದರಲ್ಲೂ ಸಾಮಾಜಿಕ ಮಾಧ್ಯಮಗಳಲ್ಲಿ ಮೋಸ ವಂಚನೆ ಜಾಸ್ತಿ ಇರುತ್ತೆ ಎಂದು ಸುಮ್ಮನಾದ್ಲು. ಆದರೂ ಯಾಕೋ ಮನಸ್ಸು ಕೇಳಲಿಲ್ಲ. ಎಲ್ಲೋ ಮನೆಯಲ್ಲಿ ತಾನಿರುವ ಒಂದು ಪರಿಸ್ಥಿತಿ, ತೊಂದರೆ ಎಲ್ಲ ನೆನಪಾಗಿ ಹೋದ್ರೆ ಹೋಗ್ಲಿ ಎಂದು ತನ್ನದೇ ಬೇರೆಯ ಒಂದು ನಂಬರ್ನಿಂದ ಮೆಸೇಜ್ ಹಾಕುತ್ತಾಳೆ. ಆ ಕಡೆಯಿಂದ ಕೃಷ್ಣನಿಗೆ ತುಂಬಾ ಖುಷಿ. ಆರಂಭದಲ್ಲಿ ಸಂಕೋಚದಿಂದಲೇ ಆರಂಭವಾದ ಮಾತುಕತೆ ಹೋಗೆ ಬಾರೆ ಅನ್ನೋವರೆಗೂ ಮುಂದುವರಿಯಿತು. ಒಂದಿನ ಕೃಷ್ಣ ಅವನಿ, ನೀ ನನ್ನ ಜೀವನಕ್ಕೆ ಬಂದ್ರೆ ನಿನ್ನ ಕೊನೆಯವರೆಗೂ ಕಣ್ಣಲ್ಲಿ ಕಣ್ಣಿಟ್ಟು ಕಾಯ್ತೀನಿ ಎಂದು ಮೆಸೇಜ್ ಹಾಕಿದಾಗ ಅವನಿ ಸುಮ್ಮನೆ ಒಂದು ನಗುವಿನ ಎಮೋಜಿ ಹಾಕಿ ಕುಳಿತ್ಲು. ಆ ದಿನ ಪ್ರೇಮಿಗಳ ದಿನ. ಕೃಷ್ಣ ಕೂಡ ಅವನಿಗೆ ಐ ಲವ್ ಯು ಎಂದು ಹೇಳಿ ಸಂದೇಶ ರವಾನೆ ಮಾಡಿ ಸುಮ್ಮನೆ ಮೊಬೈಲ್ ಇಟ್ಟು ಕುಳಿತನು. ಅವನಿಗೆ ಎದೆಯಲ್ಲಿ ಏನೋ ಒಂದರಹದ ಭಾವನೆ ಇಕ್ಕಟ್ಟಿನಲ್ಲಿ ಸಿಲುಕಿದಂತಾಗಿತ್ತು ಅವಳಿಗೆ. ಮನೆಯಲ್ಲಿ ಯಾರಾದರೂ ಏನಾದರೂ ಅನ್ಕೊಂಡ್ರೆ ಎಂಬ ಭಾವನೆ ಇಂದ ತನ್ನೆಲ್ಲ ಭಾವನೆಗಳನ್ನು ಮೂಟೆ ಕಟ್ಟಿ ಮನದ ಮೂಲೆಯಲ್ಲಿ ಸೇರಿಸಿದ್ಲು. ಆದರೆ ಅವನ ಸ್ನೇಹ ಹಾಗೆಯೇ ಮುಂದುವರಿದಿತ್ತು. ಅವಳು ತನ್ನ ಹೆಂಡತಿಯಾಗಿ ಬಂದರೆ ತಾನು ಹೇಗೆ ನೋಡಿಕೊಳ್ಳಬಲ್ಲೆ ಎಂಬುದನ್ನು ಹೇಳಿದಾಗ ಅವನಿಗೆ ಏನೋ ಕಳೆದುಕೊಳ್ಳುತ್ತಿರುವ ಭಾವನೆ. ಹಾಗಿದ್ರೆ ಕಥೆ ಮುಂದೆ ಏನಾಗುತ್ತೆ, ಯಾವ ರೀತಿ ತಿರುವನ್ನು ಪಡೆದುಕೊಳ್ಳುತ್ತೆ ಅಂತ ನೋಡೋಣ. ಆದರೆ ಅದಕ್ಕೂ ಮೊದಲು ಒಂದು ಸಾಂಗ್ ಕೇಳ್ಕೊಬರೋಣ. ನಾನು ನಿಮ್ಮ ಆರ್ಜೆ ರಕ್ಷಿತಾ ಹೊಳ್ಳ. ಇದು ಸೋಷಿಯಲ್ ಮೀಡಿಯಾ ಕಥೆಗಳು ಕಾರ್ಯಕ್ರಮ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ನನ್ ಮಗಳ ರಿಸಲ್ಟ್ ಅಂತೂ ಅದ್ಭುತವಾಗಿ ಬಂದಿದೆ. ಆದ್ರೆ ಮುಂದೇನು ಅನ್ನೋದೇ ದೊಡ್ಡ ಟೆನ್ಷನ್. IIT ನೀಟ್ ಕೋಚಿಂಗ್ ಗೆ ಬೇರೆ ಊರಿಗೆ ಮಕ್ಕಳನ್ನ ಕಳ್ಸೋಕೆ ಮನ್ಸೇ ಬರಲ್ಲ ರೀ.
1: ಯಾಕೆ ಯೋಚನೆ ಮಾಡ್ತೀರಾ? ಈಗ ರಾಜಸ್ಥಾನದ ಕೋಟದಲ್ಲಿ ಸಿಗೋ ಶಿಕ್ಷಣ ನಮ್ಮ ಶಿವಮೊಗ್ಗದಲ್ಲಿ ಸಿಗ್ತಾ ಇದೆ ಅಲ್ಲ, ನಮ್ಮ ವೇದಿಕ್ ಎಕ್ಸ್ಪರ್ಟ್ PU ಕಾಲೇಜ್ನಲ್ಲಿ.
2: ಹೌದು, ರಾಜಸ್ಥಾನದ ಕೋಟಾದ ಸುಪ್ರಸಿದ್ಧ ಸಂಸ್ಥೆ ಬನ್ಸಾಲ್ ಕ್ಲಾಸಸ್ ಈಗ ವೇದಿಕ್ ಎಕ್ಸ್ಪರ್ಟ್ಸ್ PU ಕಾಲೇಜಿನ ಅಕಾಡೆಮಿಕ್ ಪಾರ್ಟ್ನರ್. 100,000+ ಅಧಿಕ IITians ಮತ್ತು ವೈದ್ಯರನ್ನು ಸೃಷ್ಟಿಸಿದ 45 ವರ್ಷಗಳ ಪರಂಪರೆ ಈಗ ನಮ್ಮ ಮನೆ ಬಾಗಿಲಲ್ಲೇ.
0: ಹಾಗಾದ್ರೆ ಕೋಟಾದ ಅದೇ ಸ್ಟಡಿ ಮಟೀರಿಯಲ್, ಅದೇ ತರಬೇತಿ ಇಲ್ಲೇ ಸಿಗುತ್ತೆ ಅಂದಂಗಾಯ್ತು.
1: ಖಂಡಿತ, ಮನೆಯೂಟದ ಹಿತದ ಜೊತೆಗೆ ಒತ್ತಡವಿಲ್ಲದ ರಾಷ್ಟ್ರ ಮಟ್ಟದ ಕಲಿಕೆ ಅಂದ್ರೆ ಅದು ವೇದಿಕ್ ಎಕ್ಸ್ಪರ್ಟ್ಸ್ ನಲ್ಲಿ ಮಾತ್ರ.
2: 2026-27 ಅಡ್ಮಿಷನ್ ಪ್ರಾರಂಭವಾಗಿದೆ, ಕೆಲವೇ ಕೆಲವು ಸೀಟ್ ಉಳಿದಿವೆ. ತಕ್ಷಣ ಸಂಪರ್ಕಿಸಿ ವೇದಿಕ್ ಎಕ್ಸ್ಪರ್ಟ್ಸ್ PU ಕಾಲೇಜ್, ಮೈತ್ರಿ ಕಾಂಪ್ಲೆಕ್ಸ್ BH ರಸ್ತೆ ಮತ್ತು ಕೋಟೆ ರಸ್ತೆ ಕ್ಯಾಂಪಸ್ ಶಿವಮೊಗ್ಗ. ಕರೆ ಮಾಡಿ 9036054066. ವೇದಿಕ್ ಎಕ್ಸ್ಪರ್ಟ್ಸ್ PU ಕಾಲೇಜ್, ನಿಮ್ಮ ಕನಸಿನ ಭವಿಷ್ಯಕ್ಕೆ ಅಸಲಿ ರೋಡ್ ಮ್ಯಾಪ್.
3: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
4: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
3: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
5: ಎಸ್, ವೆಲ್ಕಮ್ ಬ್ಯಾಕ್ ಟು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ RJ ರಕ್ಷಿತಾ ಹೊಳ್ಳ. ಇದು ಸೋಷಿಯಲ್ ಮೀಡಿಯಾ ಕಥೆಗಳು ಕಾರ್ಯಕ್ರಮ. ಸ್ನೇಹಿತರೆ, ಇವತ್ತಿನ ನಮ್ಮ ಈ ಸೋಷಿಯಲ್ ಮೀಡಿಯಾ ಕಥೆಗಳು ಕಾರ್ಯಕ್ರಮದಲ್ಲಿ ನಾನು ನಿಮಗಾಗಿ ಹೇಳ್ತಾ ಇರುವಂತಹ ಕಥೆ, ಪ್ರೀತಿ ಮಾಡಿದ್ದೆ ತಪ್ಪ ಅಂತ ಹೇಳಿ ಕಥೆಯನ್ನು ಮುಂದುವರಿಸೋಣ ಅಲ್ವಾ? ಹಾಗೆ ಒಂದು ದಿನ ಕೃಷ್ಣ, ನೀನು ನಮ್ಮ ಮನೆಗೆ ಬಂದು ನನ್ನನ್ನು ಕೇಳಿ ಕರೆದುಕೊಂಡು ಹೋಗು ಎಂದಾಗ ಕೃಷ್ಣನಿಗೆ ಸ್ವರ್ಗ ಮೂರೇ ಕೇಳಿತ್ತು. ಅಂದಿನಿಂದ ದಿನ ಫೋನ್ನಲ್ಲಿ ತಮ್ಮ ಮುಂದಿನ ಜೀವನ ಹೇಗಿರಬೇಕು ಎಂಬುದರ ಬಗ್ಗೆನೇ ಮಾತು ಶುರುವಾಯಿತು. ಜೀವನದಲ್ಲಿ ಬರೀ ನೋವನ್ನೇ ಕಂಡ ಅವನಿಯ ಮುಂದೆ ಒಂದು ಹೊಸ ಪ್ರಪಂಚವೇ ತೆರೆದುಕೊಂಡಿತ್ತು. ಒಂದು ಸಾರಿಯಂತೂ ಅವನಿ, ನೀನು ತಾಯಿಯಾಗುವ ಸಮಯದಲ್ಲಿ ತವರಿಗೆ ಹೋಗುತ್ತೇನೆ ಎಂದು ಹೇಳುವ ಹಾಗಿಲ್ಲ. ನಾನೇ ನಿನ್ನನ್ನು ಪುಟ್ಟ ಮಗು ಥರ ಸಾಕೋತೀನಿ ಕಣೆ, ನಿಂಗೆ ಜಡೆ ಹೆಣಿತೀನಿ, ಊಟ ಮಾಡಿಸ್ತೀನಿ, ಸೀರೆ ಸಹಿತ ಉಡಿಸ್ತೀನಿ ಕಣೆ ಎಂದಾಗ ಅವನಿಗೆ ಇಷ್ಟು ದಿನ ಕಾದಿರುವುದಕ್ಕೂ ಯಾರಿಗೂ ಒಪ್ಪದಿರುವುದೇ ಒಳ್ಳೆದಾಯಿತು ಎಂದು ಖುಷಿಪಟ್ಲು. ತಾನೊಂದು ಬಗೆದರೆ ದೈವವೊಂದು ಬಗೆಯಿತು ಎನ್ನುವ ಹಾಗೆ ಇವರ ಜೀವನದಲ್ಲಿ ಕೂಡ ಆಯಿತು. ಮೊದಲೇ ಜಾತಿ ಬೇರೆ ಬೇರೆ, ಅದರಲ್ಲೂ ದೂರದ ಊರು. ಎಷ್ಟೇ ಕೆಲಸದ ಒತ್ತಡವಿದ್ರೂ ಬಿಡುವು ಮಾಡಿಕೊಂಡು ಇಬ್ಬರೂ ಮಾತನಾಡ್ತಿದ್ರು. ಮನೆಯಲ್ಲಿ ಕೊನೆಗೂ ಇವಳ ವಿಚಾರ ಗೊತ್ತಾಯಿತು. ಹುಡುಗನ ಮನೆಯಿಂದ ಯಾವುದೇ ಸಮಸ್ಯೆ ಎದುರಾಗಲಿಲ್ಲ, ಆದರೆ ಹುಡುಗಿಯ ಮನೆಯದ್ದೇ ಸಮಸ್ಯೆ ಎದುರಾಯಿತು. ಏನು ಸೊಪ್ಪು ಹಾಕಿದ್ರೂ ಅವನಿಗೆ ಮನೆಯಲ್ಲಿ ಒಪ್ಪಲೇ ಇಲ್ಲ. ನಮ್ಮ ಹುಡುಗಿಯನ್ನು ನಾವು ನಿಮ್ಮ ಹುಡುಗನಿಗೆ ಹೆಣ್ಣು ಕೊಡುವುದಿಲ್ಲ ಎಂದು ಖಂಡಿತವಾಗಿ ಹೇಳಿ ಕಳಿಸ್ತಾರೆ. ಆ ದಿನ ಮತ್ತೊಂದು ದಿನ ಬಂದು ಒಪ್ಪಿಸಿದರಾಯಿತು ಎಂದು ಕೃಷ್ಣನ ಮನೆಯವರು ತಿರುಗಿ ಬಂದರು. ಈ ಕಡೆ ಅವನಿ ಏನೋ ಮಹಾಪಾಪ ಮಾಡಿದವಳೇನೋ ಎಂಬಂತೆ ಇಡೀ ಕುಟುಂಬ ಅವಳಿಗೆ ಬೈದು ಮೊಬೈಲ್ ಕಿತ್ಕೊಂಡ್ರು. ಮನೆಯಿಂದ ಹೊರಗಡೆ ಹೋಗುವುದನ್ನು ನಿಲ್ಲಿಸಿದ್ರು. ಒಂದು ತರಹದ ಪಂಚರದ ಗಿಳಿಯ ತರವೇ ಆಗಿತ್ತು ಅವಳ ಜೀವನ. ಮರುದಿನ ಕರೆ ಮಾಡಿದ ಕೃಷ್ಣ, ಆದರೆ ಅವನಿಯ ನಂಬರ್ಗೆ ಕರೆ ಹೋಗುತ್ತಿರಲಿಲ್ಲ. ಯಾಕೋ ಮನಸ್ಸಿಗೆ ತಳಮಳ ಉಂಟಾಯಿತು. ಏನಾದರೂ ಸರಿ, ಅವರ ಮನೆಗೆ ಹೋದರಾಯಿತು ಎಂದು ವೇಗವಾಗಿ ಬೈಕ್ ಓಡಿಸುತ್ತಾ ಅವರ ಮನೆಯ ದಾರಿ ತುಳಿದ. ಬೈಕ್ ಅವರ ಮನೆ ಮುಂದೆ ನಿಂತಾಗ ಮನೆಯ ಮುಂದೆ ಜನರು ಸಿಕ್ಕಾಪಟ್ಟೆ ಸೇರಿದ್ರು. ಅವರನ್ನು ಸರಿಸಿ ದಾರಿ ಮಾಡಿಕೊಂಡು ನೋಡುತ್ತಾನೆ, ಹೃದಯ ಕಿತ್ತು ಬಾಯಿಗೆ ಬಂದಂತೆ ಆಯಿತು. ಚಟ್ಟದ ಮೇಲೆ ಅವನಿಯಲ್ಲ, ಅವನಿಯ ದೇಹ ಮಲಗಿದೆ ಎಂದು ಭಾರತ ಲೋಕಕ್ಕೆ ಸಾಗಿ ಚಿರನಿದ್ರೆಗೆ ಜಾರಿರುವ ಬೆಳದಿಂಗಳ ಬಾಲಿಯಂತೆ ನೆಮ್ಮದಿಯಾಗಿ ಮಲಗಿದ್ದಾಳೆ. ಕೃಷ್ಣ ಅಲ್ಲಿಯೇ ಕುಸಿದು ಬಿದ್ದು ಅಳತೊಡಗಿದ. ತಾನು ಅವಳ ಜೀವನದಲ್ಲಿ ಬರೆದಿದ್ರೆ ಕೊನೆ ಪಕ್ಷ ಅವಳು ಇಂದು ಜೀವಂತವಾಗಿ ಇರುತ್ತಿದ್ಲು ಎಂಬ ಭಾವನೆ ಕಾಡತೊಡಗಿತು. ಏನೂ ತಪ್ಪು ಮಾಡಿದ ಅವನಿಯ ಜೀವನ ದುರಂತವಾಯಿತು. ಬರೀ ನೋವಿನಲ್ಲೇ ಬೆಳೆದ ಜೀವ ಸುಂದರ ಸುಖದ ಜೀವನದ ಕನಸು ಕಾಣುತ್ತಲೇ ಎಂದೂ ಬಾರದ ಲೋಕಕ್ಕೆ ಸಾಗಿದ್ದಾಳೆ ತನ್ನ ಕನಸಿನ ಮೂಟೆ ಹೊತ್ತು. ಎಂತಹ ಒಂದು ಮನ ಕಲುಕುವಂತಹ ಕಥೆ ಇದಾಗಿದೆ ಅಲ್ವಾ? ಎಷ್ಟೋ ಜನರ ಜೀವನದಲ್ಲಿ ನಡೆಯುವಂತಹ ಕಥೆಯೇ ಆಗಿದೆ ಅಂತಲೇ ಹೇಳಬಹುದು. ಸೊ ಅದೇ ರೀತಿಯಾಗಿ ಈ ಕಥೆ ನಿಮಗೆ ಕೂಡ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಅಲ್ಲಿಗೆ ಮುಗಿಸ್ತಾ ಇದ್ದೀನಿ. ಹಾಗೆ ಈ ಒಂದು ಕಾರ್ಯಕ್ರಮದ ಬಗ್ಗೆ ನಿಮಗಿರುವ ಅನಿಸಿಕೆ ಅಭಿಪ್ರಾಯವನ್ನು ನಮ್ಮ ಸಂಖ್ಯೆ 9682209680962799 ಈ ಸಂಖ್ಯೆಗೆ ಮೆಸೇಜ್ ಮಾಡೋದ್ರ ಮೂಲಕ, ಲವ್ ವಾಯ್ಸ್ ನೋಟ್ನ ಕಳಿಸೋದ್ರ ಮೂಲಕ ಕೂಡ ತಿಳಿಸಬಹುದಾಗಿದೆ. ಹಾಗೆ ನಾನೀಗ ಹೊರಡ್ತಾ ಇದ್ದೀನಿ. ಮುಂದೆ ಎಂದಿನಂತೆ ನಮ್ಮ ರೇಡಿಯೋ ಶಿವಮೊಗ್ಗದ ಕಾರ್ಯಕ್ರಮಗಳು ಪ್ರಸಾರ ಆಗುತ್ತೆ. ನೀವಿಷ್ಟೊತ್ತು ಕೇಳಿದ್ದು ಸೋಷಿಯಲ್ ಮೀಡಿಯಾ ಕಥೆಗಳು ಕಾರ್ಯಕ್ರಮ ನಾನು ನಿಮ್ಮ ಆರ್ ಜೆ ರಕ್ಷಿತಾ ಹೊಳ್ಳ. ಯಾವಾಗಲೂ ಕೂಡ ಹೀಗೆ ಟ್ಯೂನ್ ಮಾಡಿ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಕಾವ್ಯ, ಏನಾಯ್ತು? ಯಾಕಿಷ್ಟು ದುಃಖದಲ್ಲಿದೆಯಾ?
1: ಗೊತ್ತಲ್ವಾ ನಿಂಗೆ, ಮಕ್ಳಿಲ್ಲ ಅನ್ನೋ ಕೊರಗು, ಅದೇ ಚಿಂತೆ ಕಾಡ್ತಾ ಇದೆ ನಂಗೆ.
0: ಚಿಂತೆ ಯಾಕೆ ಮಾಡ್ತೀಯಾ? ಸೇಫ್ IVF ಸೆಂಟರ್ ಇದೆ.
2: ಹೌದು, ಪ್ರಾರಂಭ ಆಗಿ 8 ವರ್ಷದಲ್ಲೇ ಡಾಕ್ಟರ್ ಮಧು ಎಲ್ ಇವರ ಚಿಕಿತ್ಸೆಯಿಂದ ಸೇಫ್ ಕೇಂದ್ರದಿಂದ 850 ಹೆಚ್ಚು ಸಹಜ ಗರ್ಭಧಾರಣೆಯಿಂದ, 500 ಹೆಚ್ಚು ಕೃತಕ ಗರ್ಭಧಾರಣೆಯಿಂದ, ಇನ್ನು 850 ಹೆಚ್ಚು ಪ್ರಣಾಳ ಶಿಶುಗಳ ಜನನವಾಗಿದೆ.
0: 4,000 ಹೆಚ್ಚು ಗರ್ಭಕೋಶ ದರ್ಶಕ ಶಸ್ತ್ರಚಿಕಿತ್ಸೆಗಳು, 5,000 ಹೆಚ್ಚಿನ ಉದರ ದರ್ಶಕ ಚಿಕಿತ್ಸೆಗಳನ್ನು ಯಶಸ್ವಿಗೊಳಿಸಿದೆ.
2: ಮಕ್ಕಳು ಇಲ್ಲದವರು ಇಲ್ಲಿ ಅತ್ಯಾಧುನಿಕ ಹಾಗೂ ಪೂರ್ಣ ಪ್ರಮಾಣದ ಗುಣಮಟ್ಟದ ಹಾಗೂ ಕಡಿಮೆ ವೆಚ್ಚದಲ್ಲಿ ಚಿಕಿತ್ಸೆ ಪಡೆಯಬಹುದು.
1: ಹಾಗಾದ್ರೆ ಈ ಸೇಫ್ IVF ಸೆಂಟರ್ ಎಲ್ಲಿದೆ?
3: ಸೇಫ್ ಪ್ರಣಾಳ ಶಿಶು ಕೇಂದ್ರ, RMR ರಸ್ತೆ, ಪಾರ್ಕ್ ಬಡಾವಣೆ, ಒಡೆಯರ್ ವಾಣಿಜ್ಯ ಸಂಕೀರ್ಣ, ಶಾಂತಿ ಸಾಗರ್ ಹೋಟೆಲ್ ಮೇಲ್ಭಾಗ, ಶಿವಮೊಗ್ಗ. ಕಾಂಟ್ಯಾಕ್ಟ್ 0818240042, ಮೊಬೈಲ್ ಸಂಖ್ಯೆ 9535191545.
4: PU ವಿದ್ಯಾರ್ಥಿಗಳಿಗೆ ವಾರಕ್ಕೊಮ್ಮೆ ಟೆಸ್ಟ್, ಕಾಂಪಿಟೇಟಿವ್ ಎಕ್ಸಾಮ್ಸ್ ಗಳ ಮಾಕ್ ಟೆಸ್ಟ್ ಇರುವ ಸಂಸ್ಥೆ ನಿಮ್ಗೆ ಗೊತ್ತಾ?
5: ಕಾಲೇಜು ಆಪ್ ನ ಮುಖಾಂತರ ರಿವಿಷನ್ ಗೆ ಅನುಕೂಲವಾಗುವ ವಿಡಿಯೋ ರೆಕಾರ್ಡಿಂಗ್ ನೀಡುವ ಸಂಸ್ಥೆ ನಿಮ್ಮ ಆಯ್ಕೆ ಆಗಲಿ.
6: ಟ್ಯಾಬ್ ಮುಖಾಂತರವಾಗಿ ನವೀನ ತಂತ್ರಜ್ಞಾನದೊಂದಿಗೆ ಶಿಕ್ಷಣ ನೀಡುವ ಸಂಸ್ಥೆ ಶಿವಮೊಗ್ಗ ನಗರದಲ್ಲಿಯೇ ಇದೆ.
7: ಉತ್ತಮ ಭವಿಷ್ಯಕ್ಕೆ ಸೂಕ್ತ ಆಯ್ಕೆ ಶ್ರೀ ಆದಿಚುಂಚನಗಿರಿ ಸ್ವತಂತ್ರ ಪದವಿ ಪೂರ್ವ ಕಾಲೇಜು.
2: ಶ್ರೀ ಆದಿಚುಂಚನಗಿರಿ ಸ್ವತಂತ್ರ ಪದವಿ ಪೂರ್ವ ಕಾಲೇಜು, ಶರಾವತಿ ನಗರ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 7483710963. ಸಂಖ್ಯೆ ಮತ್ತೊಮ್ಮೆ 7483710963. ವೆಬ್ಸೈಟ್ www.seipuc.org.in. ವಿದ್ಯಾರ್ಥಿಯ ಸರ್ವತೋಮುಖ ಪ್ರಗತಿಗೆ ಆದ್ಯತೆ ನೀಡುವ ಮಲೆನಾಡಿನ ಹೆಮ್ಮೆಯ ಸಂಸ್ಥೆ.
8: ಬೀದಿ ಬೀದಿಯಲ್ಲಿ ಈ ಧ್ವನಿ ಮೊಳಗಲಿ, ಮನೆ ಮನೆಯಲ್ಲಿ ನಮ್ಮ ಗಣತಿಯಾಗಲಿ, ಜೊತೆಯಾಗಿ ಬರೆಯೋಣ ನಾಡಿನ ಅಧ್ಯಾಯ. ನಮ್ಮ ಜನಗಣತಿ ನಮ್ಮ ವಿಕಾಸ.
9: ಜನಗಣತಿಯ ಮೊದಲ ಹಂತದಲ್ಲಿ ಮನೆ ಪಟ್ಟಿ ಮತ್ತು ಮನೆಗಣತಿಯನ್ನು ನಡೆಸಲಾಗುವುದು. ಇದು ನಿಮ್ಮ ವಾಸಸ್ಥಳ ಮತ್ತು ವಸತಿಯ ಬಗ್ಗೆ ವಿವರಗಳನ್ನು ದಾಖಲಿಸುತ್ತದೆ. ನಮ್ಮ ಭಾಗವಹಿಸುವಿಕೆಯ ಮೂಲಕ ಈ ಪ್ರಯತ್ನವನ್ನು ಯಶಸ್ವಿಗೊಳಿಸೋಣ. ಪ್ರತಿಯೊಬ್ಬ ವ್ಯಕ್ತಿಯು ಸೇರಲಿ, ಪ್ರತಿ ಕುಟುಂಬವು ಭಾಗವಹಿಸಲಿ ಮತ್ತು ರಾಷ್ಟ್ರವು ಮುಂದುವರೆಯಲಿ. ಜನಗಣತಿ 2027, ನಮ್ಮ ಜನಗಣತಿ ನಮ್ಮ ವಿಕಾಸ.

0: ಹಲೋ ಗೆಳೆಯರೇ.
1: ಹಾಯ್
2: ರೂಪಾ, ರೇಖಾ, ಏನ್ ಸಮಾಚಾರ?
1: ನಮ್ಗೆ ಬೆಳಗಿನ ಸಮಯದಲ್ಲಿ ಭಕ್ತಿಗೀತನ ಕೇಳ್ತಾ ಕೇಳ್ತಾ ಯಶಸ್ಸಿನ ಸೂತ್ರಗಳು, ಮೌಲ್ಯಾಧಾರಿತ ನೀತಿ ಪಾಠಗಳು, ಅರ್ಥ ಆಗೋ ರೀತಿ ಗಾದೆಗಳು, ಹಾಗೆ ಸ್ಫೂರ್ತಿ ಸಲಹೆಗಳು, ಮನೋರಂಜನೆ ಮತ್ತೆ ಆಯಾ ದಿನದ ವಿಶೇಷತೆ ಬಗ್ಗೆ ಹೇಗ್ ತಿಳ್ಕೊಳ್ಳೋದು, ನಿಮ್ಗೇನಾದ್ರೂ ಐಡಿಯಾ ಇದೆಯಾ?
2: ಹಾ, ಇದನ್ನೆಲ್ಲ ಕೇಳ್ಬೇಕು ಅಂದ್ರೆ ಒಂದೊಳ್ಳೆ ಪ್ಲಾಟ್ಫಾರ್ಮ್ ಇದೆ.
3: ನೀವು ಕೇಳಿದ ಎಲ್ಲಾ ವಿಷಯಗಳು ಆರ್ಜೆ ಸ್ಮೈಲಿಂಗ್ ಶ್ವೇತ ನಡೆಸಿಕೊಡುವ ಅರುಣೋದಯ ಕಾರ್ಯಕ್ರಮದಲ್ಲಿ ಸಿಗುತ್ತೆ. ಪ್ರತಿದಿನ ಬೆಳಿಗ್ಗೆ 6:00 ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ನಿಮ್ಮ ಜ್ಞಾನ ಭಂಡಾರವನ್ನ ಹೆಚ್ಚಿಸಿಕೊಳ್ಳಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ಅರೇ ರತ್ನಮ್ಮ, ಏನ್ ಇಷ್ಟು ಬೇಗ ವಾಕ್ ಮುಗಿಸ್ಬಿಟ್ಟಿದಿರಿ?
1: ಅದ ವಚನ ವಿಹಾರಕ್ಕೆ ಹೋಗ್ಬೇಕು ಅದಕ್ಕೆ.
2: ಏನು, ವಾಯು ವಿಹಾರದಿಂದ ವಚನ ವಿಹಾರಕ್ಕ?
1: ಹೌದು ಗೀತಕ್ಕ, ಈಗ ನಮ್ ರೇಡಿಯೋ ಶಿವಮೊಗ್ಗದಲ್ಲಿ ವಚನ ವಿಹಾರ ಕಾರ್ಯಕ್ರಮ ಬರುತ್ತೆ. ನಾನು ಡೈಲಿ ವಾಕ್ ಮಾಡುವಾಗ ಈ ಕಾರ್ಯಕ್ರಮ ಕೇಳಿದ್ರೆ ಮನ್ಸಿಗೇನೋ ಒಂಥರ ನೆಮ್ಮದಿ.
3: ಹೌದು, ದೈಹಿಕ ಆರೋಗ್ಯಕ್ಕೆ ವಾಯು ವಿಹಾರ, ಮಾನಸಿಕ ಆರೋಗ್ಯಕ್ಕೆ ವಚನ ವಿಹಾರ. ಸೋಮವಾರದಿಂದ ಶನಿವಾರದವರೆಗೆ ಪ್ರತಿದಿನ ಬೆಳಗ್ಗೆ 7:00 to 7:30 ಆರ್ಜೆ ಪವಿತ್ರ ದಿನೇಶ್ ಅವರು ನಡೆಸಿಕೊಡುವ ವಚನ ವಿಹಾರ ಕಾರ್ಯಕ್ರಮ ಪ್ರಸಾರವಾಗಲಿದೆ. ತಪ್ಪದೇ ಕೇಳಿ.

0: ಅಮ್ಮ ಈಗ ಕೂಗಿದ್ದು ಹುಲಿನ ಚಿರತೆನ ಸಿಂಹನ.
1: ಹೇಳ್ತೀನಿ ತಡಿಕಂದ.
2: ಮಿಸ್ ಬಿಳಿ ಬಣ್ಣದ ಕಾಕೆ ಇದೆಯಂತೆ, ಹೌದಾ?
3: ಕ್ಲಾಸ್ ಮುಗಿದ್ಮೇಲೆ ಬಾ, ಹೇಳ್ತೀನಿ.
4: ಕಾಡಲ್ಲೆಲ್ಲ ಸುತ್ತಾಡಿ ತುಂಬಾ ಬಾಯಾರಿಕೆ ಆಗ್ತಾ ಇದೆ, ಕುಡಿಯೋಕ್ ನೀರೇ ಇಲ್ವಲ್ಲಪ್ಪ.
3: ಈ ಮರದೊಳಗ್ ನೀರಿದೆ, ಕೊಡ್ತೀನಿ ಬಾ.
4: ಮರದೊಳಗೆ ನೀರು ನಿನಗೆ ಹೇಗ್ ಗೊತ್ತು?
5: ಪ್ರಾಣಿ ಪಕ್ಷಿ, ನದಿ ಕಾಡು, ಬೆಟ್ಟ ಗುಡ್ಡ ಇದೆಲ್ಲದರ ಬಗ್ಗೆ ಇಂಟ್ರೆಸ್ಟಿಂಗ್ ವಿಷಯ ತಿಳ್ಕೋಬೇಕು ಅಂದ್ರೆ ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 8:30-9:00 ಆರ್ಜೆ ಅರ್ಪಿತಾ ನಡೆಸಿಕೊಡುವ ಪರಿಸರ ಪರಿಚಯ ಕಾರ್ಯಕ್ರಮವನ್ನು ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ಮೊಬೈಲ್ ಆಪ್ನಲ್ಲೂ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ಈ ಪ್ಲೇಸ್ ಎಷ್ಟ್ ಚೆನ್ನಾಗಿದೆ.
1: ಥ್ಯಾಂಕ್ ಯು ಕಣೆ, ಇಷ್ಟು ಚೆನ್ನಾಗಿರೋ ಪ್ಲೇಸ್ಗೆ ಕರ್ಕೊಂಡ್ ಬಂದಿದ್ದಕ್ಕೆ.
2: ಹೇ ಇಟ್ಸ್ ಓಕೆ, ಇರ್ಲಿ ಬಿಡು, ಇದಕ್ಕೆಲ್ಲ ಥ್ಯಾಂಕ್ಸ್ ಯಾಕೆ, ಇಷ್ಟೇ ಅಲ್ಲ ಹತ್ತಿರದಲ್ಲಿ ಇನ್ನು ಎರಡ್ ಮೂರ್ ಪ್ಲೇಸ್ ಇದೆ, ಹೋಗುವಾಗ ಅದನ್ನ ಕವರ್ ಮಾಡ್ಕೊಂಡು ಹೋಗುವ.
0: ಹಾ ಸರಿ, ಈ ಪ್ಲೇಸ್ ಬಗ್ಗೆ ಎಲ್ಲ ನಿನಗ್ ಹೇಗ್ ಗೊತ್ತಾಯ್ತು?
2: ನಿನಗ್ ಹೇಳೋದೇ ಮರ್ತಿದ್ದೆ ನೋಡು, ರೇಡಿಯೋ ಶಿವಮೊಗ್ಗದಲ್ಲಿ ಟ್ರಾವೆಲರ್ಸ್ ಡೈರಿ ಅಂತ ಪ್ರೋಗ್ರಾಂ ಬರುತ್ತೆ. ಅದರಲ್ಲಿ ಸ್ಥಳೀಯ ಪ್ರೇಕ್ಷಣೀಯ ಸ್ಥಳಗಳಲ್ದಲೆ ದೇಶ ವಿದೇಶಗಳ ಪ್ರವಾಸಿ ತಾಣಗಳ ಬಗ್ಗೆ ಕೂಡ ತಿಳಿಸ್ಕೊಡ್ತಾರೆ. ಅಷ್ಟೇ ಅಲ್ಲ, ಅಲ್ಲಿ ಸಿಗುವಂತಹ ಸೌಲಭ್ಯಗಳು ಹಾಗೆ ಅಲ್ಲಿ ಹೋಗೋ ರೂಟ್ ಬಗ್ಗೆ ಕೂಡ ಇನ್ಫಾರ್ಮೇಶನ್ ಕೊಡ್ತಾರೆ.
3: ಹೌದು, ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 9 ಗಂಟೆಗೆ ಆರ್ಜೆ ರಕ್ಷಿತ ಹೊಳ್ಳ ನಡೆಸುವ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮವನ್ನು ತಪ್ಪದೇ ಕೇಳಿ. ಈಗ ರೇಡಿಯೋ ಶಿವಮೊಗ್ಗವನ್ನು ಮೊಬೈಲ್ ಆಪ್ನಲ್ಲಿ ಕೂಡ ಕೇಳಿ ಆನಂದಿಸಿ.
4: ಪ್ರೋಗ್ರಾಂನ ಕೇಳೋಣ, ನಾವು ಟೂರ್ ಮಾಡೋಣ.

0: ಸಿಂಚನ, ಆಗ್ಲೇ ಒಂದ್ ಕತೆ ಹೇಳ್ದಿಲ್ಲ, ತುಂಬಾ ಚೆನ್ನಾಗಿತ್ತು, ಎಲ್ ಕೇಳ್ದೆ?
1: ಹಾ, ಅದ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳ್ದೆ ಕಣೆ.
0: ರೇಡಿಯೋದಲ್ಲಿ ಕತೆನಾ?
1: ಹೌದು, ಕತೆ ಮಾತ್ರ ಅಲ್ಲ, ಪುಸ್ತಕದ ಬಗ್ಗೆ, ಲೇಖಕರ ಬಗ್ಗೆ, ಕಾದಂಬರಿಗಳು, ನಾಟಕದ ಬಗ್ಗೆ ಕೂಡ ತಿಳ್ಕೊಳ್ಬಹುದು. ಜೊತೆಗೆ ನಾವುಗಳು ಬರೆದಿರುವಂತಹ ಕತೆ ಕವನಗಳನ್ನ ಕೂಡ ಈ ಕಾರ್ಯಕ್ರಮದಲ್ಲಿ ಹೇಳಬಹುದು.
2: ರೇಡಿಯೋ ಶಿವಮೊಗ್ಗದಲ್ಲಿ ಪ್ರತಿದಿನ ಬೆಳಗ್ಗೆ 9:30 ಪ್ರಸಾರವಾಗುವ ಸಾಹಿತ್ಯ ಲೋಕ ಕಾರ್ಯಕ್ರಮವನ್ನ ಆರ್ ಜೆ ಮಹಾಲಕ್ಷ್ಮಿ ನಡೆಸಿಕೊಡಲಿದ್ದಾರೆ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನ ಕೇಳಿ ಆನಂದಿಸಿ.

0: ನಾನೊಬ್ಬ ನಿವೃತ್ತ ಶಿಕ್ಷಕ, ನನ್ನ ಮಗ ಆದಿಚುಂಚನಗಿರಿ ಪಿ ಯು ಕಾಲೇಜ್ನಲ್ಲಿ ಓದ್ದ, ಅವನು ಬೆಸ್ಟ್ ಕರಿಯರ್ ರೂಪಿಸ್ಕೊಳ್ಳೋಕೆ ಸಾಧ್ಯವಾಯಿತು.
1: ನಮಸ್ಕಾರ, ನಾನೊಬ್ಬ ಆಟೋ ಡ್ರೈವರ್. ನನ್ನ ಮಗ ಶಿವಮೊಗ್ಗದ ಆದಿಚುಂಚನಗಿರಿ ಕಾಲೇಜ್ ಇದೆಯಲ್ಲ, ಅಲ್ಲಿ ಓದ್ದ. ಕಡಿಮೆ ಫೀಸು, ಉತ್ತಮ ಶಿಕ್ಷಣ ಕೊಡ್ತಾರೆ ಕಣ್ರಿ, ಆ ಸಂಸ್ಥೆಗೆ ನಾನು ಯಾವಾಗಲೂ ಋಣಿ.
2: ನಿಮ್ಗೆ ಗೊತ್ತಾ, ನನಗೆ ಈಸಿಯಾಗಿ ಇಂಜಿನಿಯರಿಂಗ್ ಸೀಟ್ ಸಿಗೋಕೆ ಕಾರಣ ನಮ್ಮ ಆದಿಚುಂಚನಗಿರಿ ಪಿ ಯು ಕಾಲೇಜು. ಯಾಕೆ ಅಂದರೆ ಇಲ್ಲಿ JEE, NEET, KCET ಗೆ ಸೂಕ್ತವಾದ ಟ್ರೈನಿಂಗ್ನ ಸ್ಟಾರ್ಟಿಂಗ್ನಿಂದೇ ಕೊಟ್ಟರು. ಸೊ ನನಗೆ ಆರಾಮಾಯಿತು.
3: Hi, I'm a doctor. I have seen many colleges, but for the holistic development of your children, there is no better college like Shri Adichunchangiri PU College, Shivamogga.
4: ಪ್ರತಿ ವಿದ್ಯಾರ್ಥಿಗೆ ದೊರೆಯುತ್ತಿದೆ ಸಮರ್ಥ ಶಿಕ್ಷಣ. ವಿದ್ಯಾರ್ಥಿಯ ಸರ್ವತೋಮುಖ ಪ್ರಗತಿಗೆ ಆದ್ಯತೆ ನೀಡುವ ಮಲೆನಾಡಿನ ಹೆಮ್ಮೆಯ ಸಂಸ್ಥೆ ಶ್ರೀ ಆದಿಚುಂಚನಗಿರಿ ಸ್ವತಂತ್ರ ಪದವಿ ಪೂರ್ವ ಕಾಲೇಜು, ಶರಾವತಿ ನಗರ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 7483710963. ಸಂಖ್ಯೆ ಮತ್ತೊಮ್ಮೆ 7483710963. ವೆಬ್ಸೈಟ್ www.saipuc.org.in.
3: ಉತ್ತಮ ಭವಿಷ್ಯಕ್ಕೆ ಸೂಕ್ತ ಆಯ್ಕೆ
2: ಶ್ರೀ ಆದಿಚುಂಚನಗಿರಿ ಸ್ವತಂತ್ರ ಪದವಿ ಪೂರ್ವ ಕಾಲೇಜು.
5: ಸಿಕ್ಕಾಪಟ್ಟೆ ಶೆಕೆ ಆಗ್ತಿದೆ, ಸ್ವಲ್ಪ ಫ್ಯಾನ್ ಹಾಕಿ.
6: ನೀವೇ ಹೇಳ್ತೀರಾ ಪವರ್ ಮಿಲ್ ಜಾಸ್ತಿ ಬರುತ್ತೆ ಅಂತ.
5: ಇನ್ ಮುಂದೆ ಅದಕ್ಕೆಲ್ಲ ಯೋಚನೆ ಮಾಡ್ಬೇಡ್ವೆ, ಯಾಕಂದ್ರೆ ಟಾಟಾ ಪವರ್ ಸೋಲಾರ್ ರೂಫ್ ಹಾಕ್ಸ್ತಾ ಇದೀನಿ.
6: ಹಾಗಾದ್ರೆ ನಮ್ಮನೆಗೆ ಸೋಲಾರ್ ಹಾಕ್ಸೋದ್ರಿಂದ ಏನ್ ಪ್ರಯೋಜನ ಆಗತ್ತೀರಿ?
5: ನೋಡು, ನಮ್ಮನೆ ವಿದ್ಯುತ್ ನ ನಾವೇ ಉತ್ಪಾದಿಸ್ಕೊಳ್ಬಹುದು. ಇದರಿಂದ 25 ವರ್ಷಗಳ ಕಾಲ ಪವರ್ ಬಿಲ್ ಕಟ್ಟೋದೇ ಬೇಡ. ಜೊತೆಗೆ ಸೋಲಾರ್ ನ ಹಾಕ್ಸೋಕೆ ಕೇಂದ್ರ ಸರ್ಕಾರದ PM ಸೋಲಾರ್ ಘರ್ ಯೋಜನೆಯಿಂದ 78,000 ಸಬ್ಸಿಡಿ ಸಿಗುತ್ತೆ. ಅಷ್ಟಲ್ಲದೆ ಟಾಟಾ ಪವರ್ ಸೋಲಾರ್ ನಿಂದಲೇ ಪ್ಯಾನೆಲ್ ಜೊತೆಯಲ್ಲಿ ಸೋಲಾರ್ ನ ಎಲ್ಲಾ ಉಪಕರಣಗಳಿಗೆ ಟಾಟಾ ವಾರಂಟಿ ಜೊತೆ 25 ವರ್ಷದ ಪರ್ಫಾರ್ಮೆನ್ಸ್ ವಾರಂಟಿ ಕೂಡ ಸಿಗುತ್ತೆ.
6: ಹಾಗಾದ್ರೆ ಈ ಸೋಲಾರ್ ಹಾಕ್ಸೋದಕ್ಕೆ ದುಡ್ಡು ಎಲ್ಲಿಂದ ತರ್ತೀರಾ?
5: ಪ್ರಮುಖ ಬ್ಯಾಂಕ್ ಗಳಿಂದ ಕಡಿಮೆ ಬಡ್ಡಿ ದರದಲ್ಲಿ ದೀರ್ಘಾವಧಿ ಸಾಲ ಸೌಲಭ್ಯ ಕೂಡ ಸಿಗುತ್ತೆ. ಹಾಗಾದ್ರೆ ನೀವು ಸೋಲಾರ್ ಹಾಕ್ಸ್ಬೇಕು ಅಂದ್ರೆ ಹಿಂದೆ ಕಾಂಟ್ಯಾಕ್ಟ್ ಮಾಡಿ
6: SS ಏಜೆನ್ಸೀಸ್, ಅಧಿಕೃತ ಮಾರಾಟಗಾರರು ಟಾಟಾ ಪವರ್ ಸೋಲಾರ್, ಗಾಂಧಿನಗರ ಮುಖ್ಯ ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9449864798. ಸಂಖ್ಯೆ ಮತ್ತೊಮ್ಮೆ 9449846798.
5: 22 ವರ್ಷಗಳಿಂದ ಮಲೆನಾಡು ಸೀಮೆಯಲ್ಲಿ ಅತಿ ಹೆಚ್ಚು ಸೋಲಾರ್ ಅಳವಡಿಸಿರುವ SS ಏಜೆನ್ಸಿಯನ್ನು ಹಿಂದೆ ಸಂಪರ್ಕಿಸಿ.
7: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
8: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
7: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
5: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 94.5 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ಅಂಬೇಡ್ಕರ್ ಓದು ಪ್ರಸಾರವಾಗಲಿದೆ. ಅಂಬೇಡ್ಕರ್ ಓದು ಸರಣಿಯ ಮುಖ್ಯ ಪ್ರವರ್ತಕರಾದ ಅರುಣ್ ಜೋಳದ ಕೂಡ್ಲಿಗೆ ಅವರು ಹೀಗೆ ಬರೆದುಕೊಳ್ಳುತ್ತಾರೆ. ಅಂತರ್ಜಾಲದಲ್ಲಿ ಅಂಬೇಡ್ಕರ್ ಹುಡುಕಾಟ ಮಾಡುವವರಿಗೆ ಕನ್ನಡದಲ್ಲಿ ಅವರ ಆಯ್ದ ಬರಹ, ಭಾಷಣ, ಆಡಿಯೋ ವಿಡಿಯೋ ರೂಪ ಸಿಗಬೇಕಾಗಿದೆ. ಹೀಗಾಗಿ ಅಂಬೇಡ್ಕರ್ ಚಿಂತನೆಯಲ್ಲಿ ನಂಬಿಕೆ ಇಟ್ಟವರಿಂದ ಅಂಬೇಡ್ಕರ್ ಬರಹ, ಭಾಷಣಗಳ ಆಯ್ದ ಭಾಗಗಳನ್ನು ಓದಿಸಿ ಇಲ್ಲಿ ಹಾಕಲಾಗುತ್ತಿದೆ. ಅಂಬೇಡ್ಕರ್ ಚಿಂತನೆಯನ್ನು ಸಾಮಾನ್ಯ ಜನರಿಗೆ ವಿಸ್ತರಿಸುವ ಕನಸು ಈ ಸರಣಿಯ ಹಿಂದಿದೆ. ಬಾಬಾ ಸಾಹೇಬರ ಚಿಂತನೆಯಲ್ಲಿ ನಂಬಿಕೆ ಇಟ್ಟವರ ಸಹಭಾಗಿತ್ವದಿಂದ ಈ ಕನಸು ನನಸಾಗಲು ಸಾಧ್ಯವಿದೆ. ಅಂತೆಯೇ ಬಾಬಾ ಸಾಹೇಬರ ಚಿಂತನೆಯ ಆಡಿಯೋ ರೂಪಿಸುವ ಉದ್ದೇಶವೂ ಇದೆ. ಅರುಣ್ ಜೋಳದ ಕುಳ್ಳಿಗಿ ಅವರ ಕನಸಿನ ಈ ಓದು ಸರಣಿಯ ಆಯ್ದ ಭಾಗ ಇಲ್ಲಿದೆ. ಇದನ್ನು ನಾಡಿನ ಪ್ರಖ್ಯಾತ ಚಿಂತಕರು ಓದಿದ್ದಾರೆ.
9: Our difficulty, as I said, is not about the ultimate future. Our difficulty is how to make the heterogeneous mess that we have today take a decision in common and march in a cooperative way on that road which is bound.

ಅಂಬೇಡ್ಕರ್ ಓದಿಗೆ ಸ್ವಾಗತ. ನಾನು ಆನಂದಿಲಾ ಹೊಟ್ಟಿ, ಉಪನ್ಯಾಸಕಿ ಸಿಂಧನೂರು. ಅಬ್ರಕ ಉದ್ದಿಮೆಗೆ ಸುಭದ್ರ ಮತ್ತು ಸ್ಥಿರ ತಳಹದಿಯನ್ನು ಒದಗಿಸುವುದು. ಭಾರತ ಸರ್ಕಾರವು ಅಬ್ರಕ ಕೈಗಾರಿಕೆಯನ್ನು ಬಲವಾದ ಹಾಗೂ ಸ್ಥಿರವಾದ ತಳಹದಿಯ ಮೇಲೆ ಕಟ್ಟಲು ಸಿದ್ದವಾಗಿದೆ ಎಂದು ಕಾರ್ಮಿಕ ಸದಸ್ಯರಾದ ಗೌರವಾನ್ವಿತ ಡಾ ಬಿಆರ್ ಅಂಬೇಡ್ಕರ್ ಹೇಳಿದರು. ಅವರು ಭಾರತದ ಸರ್ಕಾರ, ಬಿಹಾರ ಸರ್ಕಾರ, ವಾಣಿಜ್ಯ ಸಂಘಗಳು ಮತ್ತು ಅಬ್ರಕ ಕಾರ್ಮಿಕರ ವಕ್ತಾರರುಗಳ ಪ್ರತಿನಿಧಿಗಳು ಏಪ್ರಿಲ್ 29ರಂದು ಸೇರಿದ್ದ ಸಭೆಯನ್ನು ಉದ್ದೇಶಿಸಿ ಮಾತನಾಡುತ್ತಿದ್ದರು. ಬಿಹಾರ ಸರ್ಕಾರವನ್ನು ಇತರರೊಂದಿಗೆ ಈ ಕೆಳಗಿನವರು ಪ್ರತಿನಿಧಿಸಿದ್ದರು. ಶ್ರೀ ಇಸಿ ಆನ್ಸೋರ್ಗ್ ಸಲಹಾಕಾರ, ಶ್ರೀ ಜೆಎಸ್ ವಿಲ್ಕಾರ್ ಕಾರ್ಯದರ್ಶಿ ಕಾರ್ಮಿಕ ಇಲಾಖೆ ಮತ್ತು ಶ್ರೀ ಎಂ ಜಡ್ ಖಾನ್ ಡೆಪ್ಯೂಟಿ ಕಮಿಷನರ್ ಹಜಾರಿಬಾಗ್ ಜಿಲ್ಲೆ, ಶ್ರೀ ಎಇಎಲ್ ಮಜುಂದಾರ್ ಕಾರ್ಮಿಕ ಇಲಾಖೆಯ ಸಹ ಕಾರ್ಯದರ್ಶಿ, ಡಾ ಇಎಲ್ಜಿ ಕ್ಲೇಕ್ ಭಾರತದ ಭೂಗರ್ಭ ಸರ್ವೇಕ್ಷಣೆಯ ನಿರ್ದೇಶಕರು ಮತ್ತು ಶ್ರೀ ಜಿಟಿಕೆ ಕ್ರಾಸ್ಫೀಲ್ಡ್ ಭೂಗರ್ಭ ಇಲಾಖೆಯ ಅಧೀಕ್ಷಕ ಕ್ಷೇತ್ರಾಧಿಕಾರಿ, ಇವರು ಕೇಂದ್ರ ಸರ್ಕಾರವನ್ನು ಪ್ರತಿನಿಧಿಸಿದ್ದರು. ಪ್ರಾಯಶಃ ಯುದ್ದದ ನಂತರ ಭಾರತವು ಅಬ್ರಕದ ಮೇಲೆ ಈಗಿರುವಷ್ಟು ಏಕಸ್ವಾಮ್ಯತೆಯನ್ನು ಉಳಿಸಿಕೊಳ್ಳಲಾರದೆಂಬುದು ಭಾರತ ಸರ್ಕಾರಕ್ಕೆ ಮನವರಿಕೆಯಾಗಿದೆ ಎಂದು ಡಾ ಬಿಆರ್ ಅಂಬೇಡ್ಕರ್ ಹೇಳಿದರು. ಆ ಕೈಗಾರಿಕೆಯನ್ನು ಭದ್ರ ಹಾಗೂ ಶಾಶ್ವತವಾದ ಬುನಾದಿಯ ಮೇಲೆ ನಿಲ್ಲಿಸುವ ಉದ್ದೇಶದಿಂದ ಸರ್ಕಾರವು ಒಂದು ವಿಚಾರಣಾ ಸಮಿತಿಯನ್ನು ನೇಮಿಸುವುದಾಗಿಯೂ, ಆ ಸಮಿತಿಯು ಅಬ್ರಕ ಕೈಗಾರಿಕೆ ಸಂಬಂಧಿಸಿದ ಈಗಿನ ಮತ್ತು ಅತಿ ಮುಖ್ಯ ಸಮಸ್ಯೆಗಳನ್ನು ಪರಿಶೀಲಿಸುವುದಾಗಿಯೂ ಅವರು ನುಡಿದರು. ಸಮಿತಿಯು ಹಮ್ಮಿಕೊಳ್ಳುವ ಕಾರ್ಯಕ್ರಮಗಳು ಹೀಗಿರುತ್ತವೆ. ಅಬ್ರಕ ನಿಯಂತ್ರಣ ಆಜ್ಞೆಯು ಯುದ್ದದ ಸಮಯದಲ್ಲಿನ ಅಬ್ರಕದ ಉತ್ಪಾದನೆ ಮತ್ತು ದೀರ್ಘಾವಧಿ ಕಾರ್ಯಕ್ರಮದ ಮೇಲೆ ಈ ಆಜ್ಞೆಯ ಪರಿಣಾಮ ಎರಡಕ್ಕೂ ಸಂಬಂಧಿಸಿದಂತೆ ಹೇಗೆ ಕೆಲಸ ಮಾಡುತ್ತಿದೆ ಎಂಬುದನ್ನು ಪರೀಕ್ಷಿಸುವುದು ಮತ್ತು ಸರ್ಕಾರವು ಈ ಆಜ್ಞೆಗೆ ಸಂಬಂಧಿಸಿದಂತಹ ಇತರ ಆಜ್ಞೆಗಳ ಪುನರಾವಲೋಕನ. ಈಗಿನ ಮಾರಾಟ ವ್ಯವಸ್ಥೆ ದೇಶದ ಒಳಗೆ ಮತ್ತು ಹೊರಗೆ ಎರಡಕ್ಕೂ ಸಂಬಂಧಿಸಿದಂತೆ ಗುಣಮಟ್ಟದ ನಿರ್ಧಾರ, ಮಸ್ಕೋಪೈಟ್ ಅಬ್ರಕವನ್ನು ರಫ್ತು ಮಾಡುವ ಮುಖ್ಯ ದೇಶವಾದ ಭಾರತಕ್ಕೆ ಅಬ್ರಕವನ್ನು ರಫ್ತು ಮಾಡುವ ಬೇರೆ ದೇಶಗಳು ಎಷ್ಟರ ಮಟ್ಟಿಗೆ ಹಾನಿ ಮಾಡಬಹುದಿತ್ತು ಅಥವಾ ಇನ್ನು ಹಾನಿ ಮಾಡಲು ಸಾಧ್ಯವಿದೆ ಎಂಬುದನ್ನು ಅಬ್ರಕದ ಅವಶ್ಯಕತೆಗೆ ಅಥವಾ ಕೈಗಾರಿಕೆಯಲ್ಲಿ ಅದರ ಬಳಕೆಯ ಸ್ಥಾನಕ್ಕೆ ಎಷ್ಟರ ಮಟ್ಟಿನ ಚ್ಯುತಿಯಾದೀತೆಂಬುದನ್ನು ಪರಿಶೀಲಿಸುವುದು, ಈ ದೇಶದಲ್ಲಿ ಸಿದ್ಧ ವಸ್ತುಗಳ ತಯಾರಿಕೆಯಲ್ಲಿ ಅಬ್ರಕವನ್ನು ಹೆಚ್ಚು ಹೆಚ್ಚಾಗಿ ಬಳಸುವುದು ಹಾಗೂ ಅಬ್ರಕದ ವಾಣಿಜ್ಯ ಮತ್ತು ಉದ್ಯಮದ ಹಿತವನ್ನು ಕಾಪಾಡಕ್ಕೋಸ್ಕರ ಒಂದು ಕೇಂದ್ರ ಅಬ್ರಕ ಸಮಿತಿ ಅಥವಾ ಅಂತಹ ಸಮಿತಿಗಳನ್ನು ರಚಿಸುವ ಮೂಲಕ ಒಂದು ವ್ಯವಸ್ಥೆಯನ್ನು ಪ್ರಾರಂಭಿಸುವ ಅಪೇಕ್ಷೆ

ಎಂತೆಯೂ ಪರಿಶೀಲಿಸುವುದು. ವಿಚಾರಣಾ ಸಮಿತಿಯಲ್ಲಿ ಒಬ್ಬ ಪೂರ್ಣಾವಧಿಯ ಅಧ್ಯಕ್ಷರು, ಇಬ್ಬರು ಅಲ್ಪಾವಧಿ ಸದಸ್ಯರು, ಇವರಲ್ಲಿ ಒಬ್ಬರು ಒಳನಾಡಿನ ವಾಣಿಜ್ಯದಲ್ಲಿಯೂ ಮತ್ತೊಬ್ಬರು ರಫ್ತು ವಾಣಿಜ್ಯದಲ್ಲಿಯೂ ಪರಿಣಿತರು ಹಾಗೂ ಒಬ್ಬರು ಪೂರ್ಣಾವಧಿ ಕಾರ್ಯದರ್ಶಿಗಳು ಇರುತ್ತಾರೆ ಎಂದು ಡಾ ಅಂಬೇಡ್ಕರ್ ತಿಳಿಸಿದರು. ಈ ಸಮಿತಿಯ ಜೊತೆಗೆ 7 ಜನ ಪರಿಶೀಲಕರಿರುತ್ತಾರೆ. ಇವರಲ್ಲಿ ಇಬ್ಬರು ಬಿಹಾರ ಸರ್ಕಾರವನ್ನು, ಇಬ್ಬರು ಬಿಹಾರದ ವರ್ತಕರನ್ನು, ಇಬ್ಬರು ಮದ್ರಾಸ್ ಮತ್ತು ರಾಜಪುಟಾಣ ವಾಣಿಜ್ಯವನ್ನು ಮತ್ತು ಒಬ್ಬರು ಅಭ್ರಕ ಕಾರ್ಮಿಕರನ್ನು ಪ್ರತಿನಿಧಿಸುತ್ತಾರೆ. ಅಲ್ಲದೆ ಈ ಸಮಿತಿಗೆ ಇಬ್ಬರು ತಾಂತ್ರಿಕ ಸಲಹೆಗಾರರು ಇರುತ್ತಾರೆ. ಅವರಲ್ಲಿ ಒಬ್ಬರು ಭಾರತದ ಭೂಗರ್ಭ ಸರ್ವೇಕ್ಷಣೆಯ ನಿರ್ದೇಶಕರು, ಮತ್ತೊಬ್ಬರು ವೈಜ್ಞಾನಿಕ ಮತ್ತು ಕೈಗಾರಿಕಾ ಸಂಶೋಧನಾ ಮಂಡಳಿಯ ಪ್ರತಿನಿಧಿ. ಕಾರ್ಮಿಕ ಕಲ್ಯಾಣ. ಕಾರ್ಮಿಕರು ಮತ್ತು ಉದ್ಯಮಕ್ಕೆ ಸಂಬಂಧಿಸಿದಂತೆ ಮಾತನಾಡುತ್ತಾ, ಕಾರ್ಮಿಕ ಸದಸ್ಯರು ಸರ್ಕಾರವು ಉದ್ಯಮಕ್ಕೆ ಸಹಾಯ ನೀಡಲೇಬೇಕೆಂದಿದ್ದರೆ ಅದು ಉದ್ಯಮಿಗಳು ಕಾರ್ಮಿಕರನ್ನು ಶೋಷಿಸಲು ಬಿಡಬಾರದು ಎಂಬುದನ್ನು ಒತ್ತಿ ಹೇಳಿದರು. ಅಭ್ರಕದ ಮೇಲಿನ ಭಾರತದ ಏಕಸ್ವಾಮ್ಯತೆಗೆ ಅಗ್ಗದ ಬೆಲೆಗೆ ಸಿಕ್ಕುವ ಕೂಲಿಗಳೇ ಕಾರಣ ಎಂದು ಹೇಳಲಾಗಿದೆ. ಒಂದು ವೇಳೆ ಈ ಮಾತು ನಿಜವಾಗಿದ್ದರೆ ಅದು ಉದ್ಯಮದ ವಿಷಯದಲ್ಲಾಗಲಿ ಕಾರ್ಮಿಕರ ವಿಷಯದಲ್ಲಾಗಲಿ ಹೊಗಳಿಕೆಯ ಮಾತಾಗುವುದಿಲ್ಲ. ಸರ್ಕಾರವು ಈ ಉದ್ಯಮಕ್ಕೆ ಭದ್ರತೆ ನೀಡಲು ಮಧ್ಯಪ್ರವೇಶಿಸುವುದಾದರೆ ಅಥವಾ ಕ್ರಮ ತೆಗೆದುಕೊಳ್ಳುವುದಾದರೆ ಉದ್ಯಮಿಗಳು ಕಾರ್ಮಿಕರ ಹಿತವನ್ನು ಕಾಪಾಡಬೇಕೆಂದು ಸರ್ಕಾರವು ಆಶಿಸುತ್ತದೆ. ಕಾರ್ಮಿಕರ ಕಲ್ಯಾಣದ ಹಿತಾಸಕ್ತಿಯನ್ನು ಕಾಪಾಡಲು ಕಾರ್ಮಿಕರಿಗೆ ತಮ್ಮ ಜೀವನೋಪಾಯಕ್ಕೆ ಅಗತ್ಯವಾದ ವೇತನದ ಬಗೆಗೆ ಖಚಿತತೆ ಇರಬೇಕೆಂದು ಕೆಲಸದ ನೇಮಕ ಮತ್ತು ಸಾಮಾನ್ಯ ಕಲ್ಯಾಣ ಕಾರ್ಯಗಳಿಗೆ ಸಂಬಂಧಿಸಿದಂತೆ ನ್ಯಾಯವಾದ ಷರತ್ತುಗಳಿರಬೇಕೆಂದು ಸರ್ಕಾರವು ವಿಧಿಸಬೇಕಾಗುತ್ತದೆ ಎಂದು ಕಾರ್ಮಿಕ ಸದಸ್ಯರು ತಿಳಿಸಿದರು. ಕಾರ್ಮಿಕ ಕಲ್ಯಾಣಕ್ಕೋಸ್ಕರ ಉದ್ಯಮಿಗಳಿಂದ ಹಣ ಸಂಗ್ರಹಿಸಲು ರೂಪಿಸಿದ ನೀತಿಯನ್ನು ಅವರು ಇಲ್ಲಿ ಸ್ಮರಿಸಿ ಕಲ್ಲಿದ್ದಲ ಮೇಲೆ ವಿಧಿಸುವ ಕಲ್ಯಾಣ ತೆರಿಗೆಯನ್ನು ಉದಾಹರಿಸಿದರು. ಅವರು ಇನ್ನು ಮುಂದುವರಿದು ಈ ವಿಶೇಷ ತೆರಿಗೆಯನ್ನು ತೆರುವ ಮೂಲಕ ಉದ್ಯಮಿಗಳು ಕಲ್ಯಾಣದ ಖರ್ಚನ್ನು ತಾವೇ ಹೋರಬೇಕೆಂದರು. ಕಾರ್ಮಿಕ ಸದಸ್ಯರು ತಮ್ಮ ಭಾಷಣದ ಮೊದಲಲ್ಲಿ ಭಾರತೀಯ ಅಭ್ರಕ ಉದ್ಯಮದ ಪ್ರಾಮುಖ್ಯತೆ ಬಗ್ಗೆ ಒತ್ತಿ ಹೇಳಿದರಲ್ಲದೆ ವಿದ್ಯುತ್ ತಾಂತ್ರಿಕ ಕೈಗಾರಿಕೆಗಳು ತಮ್ಮ ಅಸ್ತಿತ್ವಕ್ಕಾಗಿ ಅಭ್ರಕವನ್ನು ಅವಲಂಬಿಸಿರುವುದಾಗಿಯೂ, ಅಭ್ರಕವು ಅತ್ಯಗತ್ಯವಾದ ವಸ್ತುವೆಂದು, ಅದಿಲ್ಲದಿದ್ದರೆ ನಮ್ಮ ದೇಶದ ರಕ್ಷಣಾ ವ್ಯವಸ್ಥೆ ನಡೆಯುವುದಿಲ್ಲವೆಂದು ನುಡಿದರು. 1913ರಲ್ಲಿ ಪ್ರಪಂಚದಲ್ಲಿ ಆದ 1,07,018 ಮೆಟ್ರಿಕ್ ಟನ್ ಅಭ್ರಕದ ಹಾಳೆಗಳ ಉತ್ಪನ್ನದಲ್ಲಿ ಭಾರತದ ಉತ್ಪನ್ನವೇ 14,598 ಮೆಟ್ರಿಕ್ ಟನ್, ಅಂದರೆ ಶೇಕಡ 81.7% ಇತ್ತು. ಆದರೂ ಭಾರತದ ಕೈಗಾರಿಕಾ ಕ್ಷೇತ್ರದಲ್ಲಿ ಅಭ್ರಕ ಕೈಗಾರಿಕೆ ಯಾವ ಮುಖ್ಯ ಪಾತ್ರವನ್ನು ವಹಿಸಲಿಲ್ಲ. ಅರಳೆ, ಹತ್ತಿ ಬಟ್ಟೆ ಮತ್ತು ಕತ್ತಾಳೆ ಕೈಗಾರಿಕೆಗಳ ಬಗ್ಗೆ ಮಾತಾಡುವುದನ್ನು ನಾವು ಕೇಳಿದ್ದೇವೆ. ಆದರೆ ಭಾರತದ ಅಭ್ರಕ ಉದ್ಯಮದ ಬಗ್ಗೆ ಮಾತಾಡುವುದನ್ನು ಕೇಳುವುದು ತುಂಬಾ ವಿರಳ ಎಂದು ಅವರು ಹೇಳಿದರು. ಅದಕ್ಕೆ ಕಾರಣಗಳನ್ನು ಕೊಡುತ್ತಾ ಅವರು ಹೀಗೆ ನುಡಿದರು. ಇದಕ್ಕೆ 2 ಕಾರಣಗಳಿವೆ. ಮೊದಲನೆಯದಾಗಿ, ಉತ್ಪಾದಿಸಲ್ಪಟ್ಟ ಅಭ್ರಕವು ಭಾರತದಲ್ಲಿ ಬಳಕೆಯಾಗುತ್ತಿಲ್ಲ. ಉತ್ಪಾದಿತವಾದ ಅಭ್ರಕವೆಲ್ಲ ರಫ್ತಾಗುತ್ತಿದೆ. ಆದ್ದರಿಂದ ಭಾರತೀಯರು ಆ ಬಗ್ಗೆ ಉದಾಸೀನರಾಗಿದ್ದಾರೆ. ಅಂದರೆ ಹೊರದೇಶಗಳಿಂದ ಮಾತ್ರ ಲಾಭ ಬರುತ್ತಿದೆ. ಆದ್ದರಿಂದ ಸಾರ್ವಜನಿಕರಿಗೆ ಅಭ್ರಕ ಉದ್ಯಮದಲ್ಲಿ ಆಸಕ್ತಿಯಿಲ್ಲ. ಎರಡನೇ ರೀತಿಯ ಕಾರಣಗಳಲ್ಲಿ ಆ ಉದ್ಯಮದ ಪರಿಣಾಮಕಾರಿಯಲ್ಲದ ಹಾಗೂ ಅವ್ಯವಸ್ಥಿತ ಸ್ಥಿತಿಯು ಒಂದು. ಭಾರತದಲ್ಲಿ ಅಭ್ರಕದ ಹಾಳೆಗಳ ಉತ್ಪನ್ನ 1905ರಲ್ಲಿ 1,704 ಮೆಟ್ರಿಕ್ ಟನ್ ಇತ್ತು. ಅದು 1937ರಲ್ಲಿ
14,598 ಮೆಟ್ರಿಕ್ ಟನ್ಗೆ ಏರಿತು. ಈ ಉದ್ಯಮವು ಒಣಹವೆಯಲ್ಲಿ ಗಣಿ ಮತ್ತು ಗಿರಣಿಗಳಲ್ಲಿ 60,000 ಕಾರ್ಮಿಕರನ್ನು ನೇಮಿಸಿಕೊಳ್ಳುತ್ತದೆ ಎಂಬುದನ್ನು ನೋಡಿದರೆ ಈ ಉದ್ಯಮದ ದೈತ್ಯಾಕಾರದ ಬೆಳವಣಿಗೆಯ ಅರಿವಾಗುತ್ತದೆ. ಆದರೆ ಇಷ್ಟೆಲ್ಲ ಹೆಚ್ಚಿನ ಪ್ರಮಾಣದ ಬೆಳವಣಿಗೆ ಇದ್ದರೂ ಗಿರಣಿ ಮಾಲೀಕರ ಸಂಘ ಅಥವಾ ಉತ್ತರ ಭಾರತದ ಉದ್ಯಮಿಗಳ ಪರಿಷತ್ತಿನಂಥ ಸುವ್ಯವಸ್ಥಿತ ಸಂಸ್ಥೆಗಳು ಅಭ್ರಕ ಉದ್ಯಮದಲ್ಲಿಲ್ಲ. ಈ ದುಸ್ಥಿತಿಗೆ ಕಾರಣಗಳನ್ನು ಕೊಡುತ್ತಾ ಅವರು ಅಭ್ರಕ ಉದ್ಯಮದಲ್ಲಿ ನಿರತರಾದವರು, ಪರಸ್ಪರರ ಬಗೆಗೆ ಹೊಟ್ಟೆ ಕಿಚ್ಚಿನಿಂದ ಹಾಗೂ ವಾಣಿಜ್ಯ ಪ್ರತಿಸ್ಪರ್ಧೆಯ ಭಾವನೆಯಿಂದ ಪರಸ್ಪರರಿಂದ ದೂರವಿದ್ದಾರೆ ಎಂಬುದನ್ನು ತಿಳಿಸಿದರು. ಪ್ರತಿಯೊಬ್ಬನು ಬೇರೆಯವರ ಖರ್ಚಿನ ಮೇಲೆ ತನ್ನ ಕಟ್ಟಡವನ್ನು ಕಟ್ಟಲು ಪ್ರಯತ್ನಿಸುತ್ತಿದ್ದಾನೆ. ಇಲ್ಲಿ ಬರೀ ಸ್ಪರ್ಧೆ ಇದೆಯೇ ವಿನಃ ಸಹಕಾರವಿಲ್ಲ. ಅಭ್ರಕ ಉದ್ಯಮದ ಭವಿಷ್ಯದ ಬಗೆಗೆ ಮಾತನಾಡುತ್ತಾ ಕಾರ್ಮಿಕ ಸದಸ್ಯರು ಈ ಉದ್ಯಮವನ್ನು ಒಂದು ಬಲವಾದ ಮತ್ತು ಸ್ಥಿರವಾದ ತಳಹದಿಯ ಮೇಲೆ ಕಟ್ಟಲು ಭಾರತ ಸರ್ಕಾರವು ಅತ್ಯುತ್ತಮವಾದದನ್ನು ಮಾಡಲು ಸಿದ್ದವಿದೆ ಎಂದರು. ಸರ್ಕಾರಕ್ಕೆ ಈ ಉದ್ಯಮದಲ್ಲಿ ಎರಡು ಸಮಸ್ಯೆಗಳಿರುವುದು ಕಂಡುಬಂದಿದೆ. ಒಂದು ತಾತ್ಕಾಲಿಕ ಸಮಸ್ಯೆ, ಮತ್ತೊಂದು ದೀರ್ಘಾವಧಿ ಸಮಸ್ಯೆ. ಈ ಎರಡನೆಯದಕ್ಕೆ ಒಂದು ದೀರ್ಘಾವಧಿ ನೀತಿ ಬೇಕಾಗಿದೆ. ತಾತ್ಕಾಲಿಕ ಸಮಸ್ಯೆ ಎಂದರೆ ಅಭ್ರಕದ ಕಳ್ಳತನ ಸಮಸ್ಯೆ. ಸಾಧಾರಣ ಪರಿಸ್ಥಿತಿಗಳಲ್ಲಾಗಿದ್ದರೆ ಕಳ್ಳತನ ಮಾಡುವುದು ಮತ್ತು ಕಳ್ಳ ಮಾಲುಗಳನ್ನು ಪಡೆಯುವುದು, ಇದಕ್ಕೆ ಸಂಬಂಧಿಸಿದ ಸಾಧಾರಣ ಕಾನೂನೇ ಸಾಕು ಎಂದು ಭಾರತ ಸರ್ಕಾರವು ಪರಿಗಣಿಸುತ್ತಿತ್ತು. ಆದರೆ ಅಭ್ರಕಕ್ಕಿರುವ ಪ್ರಾಮುಖ್ಯತೆಯನ್ನು ಗಮನಿಸಿ ಸರ್ಕಾರವು ಆ ಉದ್ಯಮಕ್ಕೆ ಅತ್ಯುತ್ತಮ ಸಹಾಯ ನೀಡಲು ಆಸಕ್ತವಾಗಿತ್ತು. ಅಭ್ರಕ ನಿಯಂತ್ರಣ ಶಾಸನ ಜಾರಿಯಲ್ಲಿತ್ತು ಮತ್ತು ಆ ಶಾಸನದ ದೋಷಗಳೇನೇ ಇರಲಿ, ಅಭ್ರಕದ ಕಳ್ಳತನವನ್ನು ಸ್ವಲ್ಪವಾದರೂ ಕಡಿಮೆ ಮಾಡುವ ತಂತ್ರ ಅದರಲ್ಲಿತ್ತು. ಅವರು ಈ ಉದ್ಯಮದಲ್ಲಿ ನಿರತರಾದ ಎಲ್ಲರೂ ಸಹಕರಿಸಬೇಕೆಂದು ವಿನಂತಿಸಿಕೊಂಡರಲ್ಲದೆ ಅಭ್ರಕದ ಕಳ್ಳತನ ತಪ್ಪಿಸಲು ಸರ್ಕಾರವು ಕ್ರಮ ತೆಗೆದುಕೊಳ್ಳಲು ಸಿದ್ದವಿರುವುದಾಗಿ ಆಶ್ವಾಸನೆ ನೀಡಿದರು. ಪ್ರಸ್ತಾವನೆಗೆ ಸ್ವಾಗತ. ಸಮ್ಮೇಳನಕ್ಕೆ ಬಂದಿದ್ದ ಉದ್ಯಮದ ಪ್ರತಿನಿಧಿಗಳು ವಿಚಾರಣಾ ಸಮಿತಿಯನ್ನು ರಚಿಸಬೇಕೆಂಬ ಪ್ರಸ್ತಾವನೆಯನ್ನು ಸರ್ವಾನುಮತದಿಂದ ಸ್ವಾಗತಿಸಿದರು. ಆ ಸಮಿತಿಯು ಅಭ್ರಕ ಉದ್ಯಮವನ್ನು ಯುದ್ದಾನಂತರ ಪುನರ್ ನಿರ್ಮಾಣ ಮಾಡಲು ಸಾಧ್ಯವೇ ಎಂಬ ಪ್ರಶ್ನೆಯನ್ನು ಪರಿಶೀಲಿಸಿ ಎಂಬ ಸೂಚನೆಯನ್ನು ಆಗ ಮಾಡಲಾಯಿತು. ಇದಕ್ಕೂ ಮೊದಲು ಸಮ್ಮೇಳನವು ಈ ಉದ್ಯಮಕ್ಕಿರುವ ತಕ್ಷಣದ ಅಗತ್ಯಗಳನ್ನು ಪೂರೈಸಲು ತೆಗೆದುಕೊಳ್ಳಬೇಕಾದ ಕ್ರಮಗಳನ್ನು ಕುರಿತು ಚರ್ಚಿಸಿತು. ಇವುಗಳಲ್ಲಿ ಕೆಲವು ರೀತಿಯ ಅಭ್ರಕಗಳನ್ನು ಕೊಳ್ಳುವುದು, ಮಾರುವುದು ಅಥವಾ ವರ್ಗಾಯಿಸುವುದನ್ನು ನಿಷೇಧಿಸುವ ಯೋಜನೆ, ಪ್ರಮಾಣ ಪತ್ರಗಳನ್ನು ಕೊಡಲು ಮತ್ತು ಅನುಮತಿ ಪಡೆದ ಏಜೆಂಟರುಗಳ ಸಂಖ್ಯೆ ಹೆಚ್ಚಾಗುವುದನ್ನು ತಡೆಯಲು, ಜಿಲ್ಲಾ ಮ್ಯಾಜಿಸ್ಟ್ರೇಟರುಗಳಿಗೂ ಪ್ರಾಂತ್ಯ ಸರ್ಕಾರಗಳಿಗೂ ಕೆಲವೊಂದು ಅಧಿಕಾರವನ್ನು ಕೊಡಬೇಕೆಂಬ ವಿಷಯ, ಅಭ್ರಕ ಉಗ್ರಾಣಗಳ ಸ್ಥಳಗಳ ನಿಯಂತ್ರಣ ಮತ್ತು ಆಡಳಿತ ಯಂತ್ರದಲ್ಲಿ ಸುಧಾರಣೆ ಇವು ಸೇರಿದ್ದವು. ಈ ಕ್ರಮಗಳಿಗೆ ಅವಕಾಶ ಮಾಡಿಕೊಡುವ ಉದ್ದೇಶದಿಂದ ಕೇಂದ್ರ ಸರ್ಕಾರಕ್ಕೆ ಅತಿ ಶೀಘ್ರದಲ್ಲಿಯೇ 1940 ಅಭ್ರಕ ನಿಯಂತ್ರಣ ಶಾಸನಕ್ಕೆ ತಿದ್ದುಪಡಿ ಮಾಡಬೇಕೆಂಬ ಉದ್ದೇಶವಿದೆ ಎಂಬುದು ವ್ಯಕ್ತವಾಯಿತು. ಅಭ್ರಕ ಕಾರ್ಮಿಕರ ಕಲ್ಯಾಣಕ್ಕೆ ಸಂಬಂಧಿಸಿದಂತೆ ಈಗ ಜಾರಿಯಲ್ಲಿರುವ ಆಹಾರ ಧಾನ್ಯಗಳನ್ನು ಕೊಳ್ಳುವಲ್ಲಿ ರಿಯಾಯಿತಿ, ತುಟ್ಟಿ ಭತ್ತೆ, ವಾಸಸ್ಥಳದ ಸ್ಥಿತಿಗಳು, ನೀರಿನ ಸರಬರಾಜು, ವೈದ್ಯಕೀಯ ಅನುಕೂಲತೆಗಳು ಮತ್ತು ವೇತನಗಳ ಪುನರಾವಲೋಕನ ಮಾಡಲಾಯಿತು. ಕಾರ್ಮಿಕ ಸದಸ್ಯರು ಅಭ್ರಕ ಕಾರ್ಮಿಕರಿಗೆ ಕನಿಷ್ಠ ವೇತನ ಎಂಬುದಿದೆಯೇ ಎಂದು ವಿಚಾರಿಸಿದರು. ಅಲ್ಲದೆ ಕಾರ್ಮಿಕರಿಗೆ ವೈದ್ಯಕೀಯ ಸವಲತ್ತು, ವಾಸದ ಸವಲತ್ತುಗಳು ಮತ್ತು ನೀರಿನ ಸರಬರಾಜುಗಳು ಅವಶ್ಯಕವಾಗಿವೆ ಬೇಕೆಂಬುದನ್ನು ಅವರು ಒತ್ತಿ ಹೇಳಿದರು. ಕಾರ್ಮಿಕರಲ್ಲಿ ಬಹಳಷ್ಟು ಜನ ತಮ್ಮ ಹಳ್ಳಿಗಳಲ್ಲಿ ವಾಸಿಸುತ್ತಾರೆ ಎಂಬುದನ್ನು ಅಲ್ಲಿ ತಿಳಿಸಲಾಯಿತು. ಅಭ್ರಕ ಕಾರ್ಮಿಕರ ಹಿತದೃಷ್ಟಿಯಿಂದ ಕಲ್ಯಾಣ ಮತ್ತು ಅಭಿವೃದ್ಧಿ ತೆರಿಗೆ ವಿಧಿಸಬೇಕೆಂಬ ಯೋಜನೆಯ ಬಗ್ಗೆ ಸರ್ವಾನುಮತವಿತ್ತು ಎಂಬುದು ವ್ಯಕ್ತವಾಯಿತು. ಅಲ್ಲದೆ
ಭಾರತದ ಭೂಗರ್ಭ ಸರ್ವೇಕ್ಷಣೆಯು ಅಭ್ರಕ ಗಣಿಗಳಿಗೆ ಕಲ್ಲಿದ್ದಲನ್ನು ಹಂಚುವ ಹೊಣೆ ಹೊರಬೇಕೆಂಬುದನ್ನು ಅಂಗೀಕರಿಸಲಾಯಿತು. ಅಭ್ರಕ ಗಣಿಗಳಿಗೆ ಕಾರ್ಮಿಕ ಸದಸ್ಯರ ಭೇಟಿ. ಏಪ್ರಿಲ್ 28ರಂದು ಡಾ ಅಂಬೇಡ್ಕರ್ ಅವರು ಶ್ರೀ ಮಜುಂದಾರ್, ಡಾ ಕ್ಲೇಗ್ ಮತ್ತು ಶ್ರೀ ಕ್ರಾಸ್ಫೀಲ್ಡ್ ಅವರ ಜೊತೆಗೂಡಿ ಒಂದು ಅಭ್ರಕ ಗಣಿಗೂ ಅಭ್ರಕ ಕಾರ್ಖಾನೆಗೂ ಭೇಟಿ ಕೊಟ್ಟರು. ಗಣಿಯಲ್ಲಿದ್ದ ಒಂದು ಏಣಿಯ ಮೂಲಕ ಆ ತಂಡವು ಸುಮಾರು 400 ಅಡಿ ಕೆಳಗಿಳಿಯಿತು. ಗಣಿ ಕೆಲಸಕ್ಕೆ ಸಂಬಂಧಿಸಿದ ಅನೇಕ ವಿಷಯಗಳ ಜೊತೆಗೆ ಕಾರ್ಮಿಕ ಸದಸ್ಯರು ಕೊರೆಯುವ ಕೆಲಸವನ್ನು ನೋಡಿದರು. ಈ ಕೊರೆಯುವ ಕೆಲಸವನ್ನು ವಾತಶಕ್ತಿಯಿಂದ ನಡೆಯುವ ಯಂತ್ರಗಳಿಂದ ಮಾಡಲಾಗುತ್ತಿತ್ತು. ಆ ಯಂತ್ರಗಳನ್ನು ಭಾರತ ಸರ್ಕಾರವು ಅಭ್ರಕದ ಉತ್ಪನ್ನವನ್ನು ಹೆಚ್ಚಿಸುವ ದೃಷ್ಟಿಯಿಂದ ಈ ಕೈಗಾರಿಕೆಗಳಿಗೆ ನೀಡಿತ್ತು. ಮೇಲಕ್ಕೆ ಬಂದ ನಂತರ ಕಾರ್ಮಿಕ ಸದಸ್ಯರು ಗುಡಿಸಲುಗಳಿದ್ದ ಕಾರ್ಮಿಕರ ಕೇರಿಗೆ ಭೇಟಿ ಕೊಟ್ಟರು. ಆ ಕೇರಿಯ ಮಧ್ಯದಲ್ಲಿ ಕುಂಕುಮ ಹಚ್ಚಿದ್ದ 2 ಮುಮ್ಮೂಲೆಯ ಕಲ್ಲುಗಳಿತ್ತು. ಅವನ್ನು ಒಂದು ಮರಕ್ಕೆ ಒರಗಿಸಲಾಗಿತ್ತು. ಆ ಕಲ್ಲುಗಳನ್ನು ಅಭ್ರಕದ ದೇವತೆ ಎಂದು ಕಾರ್ಮಿಕರು ಪೂಜಿಸುತ್ತಿದ್ದರು ಎಂದು ಕಾರ್ಮಿಕ ಸದಸ್ಯರಿಗೆ ತಿಳಿಸಲಾಯಿತು. ಕೋದರ್ಮದ ಗಿರಣಿಯಲ್ಲಿ ಗಂಡಸರು ಹೆಂಗಸರು ಸೇರಿದಂತೆ ಸಾವಿರಾರು ಕಾರ್ಮಿಕರು ಶಯನಾಗವೊಂದರಲ್ಲಿ ಕುಳಿತೇ ಅಭ್ರಕದ ಗಡ್ಡೆಗಳನ್ನು ಒಡೆಯುತ್ತಿದ್ದರು. ಭೇಟಿ ಕೊಟ್ಟ ಆ ತಂಡವು ಅಲ್ಲಿ ಅಭ್ರಕ ತಯಾರಿಕೆಯ ವಿವಿಧ ಹಂತಗಳನ್ನು ನೋಡಿದರು. ಉದಾಹರಣೆಗೆ, ಅಭ್ರಕದ ಹಾಳೆಗಳನ್ನು ತೆಗೆಯುವುದು, ಚಾಕುವಿನಿಂದ ಅಂಚುಗಳನ್ನು ಕತ್ತರಿಸುವುದು, ಎಲ್ಲೂ ತಪ್ಪು ಮಾಡದೆ ಹಾಗೂ ಕುಶಲತೆಯಿಂದ ಕೈಯಿಂದ ಒಡೆಯುವುದು, ಗಿರಣಿಯ ಒಂದು ಭಾಗದಲ್ಲಿ ಕಾರ್ಮಿಕರು ಅಭ್ರಕದ ಗಡ್ಡೆಗಳಿಂದ ತೆಳುವಾದ ಹಾಗೂ ಒಂದೇ ಗಾತ್ರದ ಹಾಳೆಗಳನ್ನು ತೆಗೆಯುತ್ತಿದ್ದರು. ಈ ಹಾಳೆಗಳನ್ನು ವಿಮಾನಗಳ ಸ್ಪಾರ್ಕ್ ಪ್ಲಗ್ಗಳಾಗಿ ವಿದ್ಯುತ್ ಸಂಗ್ರಾಹಕ ಪೊರೆಯಂತೆ ಬಳಸಲಾಗುವುದು. ಮತ್ತೊಂದು ಭಾಗದಲ್ಲಿ ಕಾರ್ಮಿಕ ಸದಸ್ಯರು ಅಭ್ರಕದ ಗಡ್ಡೆಗಳನ್ನು ಒಡೆದು ಅವುಗಳಿಂದ ಮಿಕಾನೈಟ್ ತಯಾರಿಕೆಗೆ ಬೇಕಾದ ಸಣ್ಣ ಹಾಳೆಗಳನ್ನು ತೆಗೆಯುವುದನ್ನು ನೋಡಿದರು. ವಿಜ್ಞಾನವು ಅಭ್ರಕದ ಪ್ರಾಮುಖ್ಯವನ್ನು ಹೆಚ್ಚಿಸಿದೆ. ಅಭ್ರಕದ ಹಾಳೆಗಳನ್ನು ಉತ್ಪಾದಿಸುವ ದೇಶಗಳಲ್ಲಿ ಭಾರತವೇ ಅಗ್ರಗಣ್ಯ. ಗಳಿಗಳಿಂದ ಅಭ್ರಕವನ್ನು ತೆಗೆಯುವ ಕಾರ್ಯ ಮುಖ್ಯವಾಗಿ ಬಿಹಾರದ ಹಜಾರಿಬಾಗ್ ಮತ್ತು ಗಯಾ ಜಿಲ್ಲೆಗಳಲ್ಲಿಯೂ, ಮದ್ರಾಸಿನ ನೆಲ್ಲೂರಿನಲ್ಲಿಯೂ, ಅಲ್ಪ ಪ್ರಮಾಣದಲ್ಲಿ ಮದ್ರಾಸಿನ ಇತರ ಜಿಲ್ಲೆಗಳಲ್ಲಿಯೂ, ಟೋಂಕ್ ರಾಜ್ಯದಲ್ಲಿಯೂ, ರಾಜಪುಠಾನದ ಅಜ್ಮೇರ್ ಮೇವಾರದಲ್ಲಿಯೂ ನಡೆಯುತ್ತಿದೆ. ಇದರಲ್ಲಿ ಸುಮಾರು 80% ಬಿಹಾರದ ಉತ್ಪಾದನೆಯಾದರೆ ಉಳಿದದ್ದರಲ್ಲಿ ಹೆಚ್ಚು ಭಾಗ ನೆಲ್ಲೂರಿನಲ್ಲಿ ಉತ್ಪಾದನೆಯಾಗುತ್ತದೆ. ಜಾಗತಿಕ ಮಾರುಕಟ್ಟೆಯಲ್ಲಿ ಇದಕ್ಕೆ ಹೆಚ್ಚಿನ ಪ್ರಾಮುಖ್ಯತೆ ಬರಲು ಕಾರಣವೇನೆಂದರೆ, ಬಿಹಾರದಲ್ಲಿ ಸಿಕ್ಕುವ ಬಂಗಾಳದ ಮಾಣಿಕ್ಯ ಎಂಬ ಹೆಸರಿನ ಅಭ್ರಕದ ಉತ್ತಮ ಗುಣಮಟ್ಟ ಮತ್ತು ಮೂಲ ನಿವಾಸಿಗಳು, ಅದರಲ್ಲೂ ಮುಖ್ಯವಾಗಿ ಹೆಂಗಸರು, ಒರಟಾದ ಬೀಡು ಕಬ್ಬಿಣದ ಕುಡುಗೋಲುಗಳಿಂದ, ನೆಲ್ಲೂರಿನಲ್ಲಿ ಕತ್ತರಿಗಳಿಂದ ನಿಪುಣತೆಯಿಂದ ಅಭ್ರಕವನ್ನು ಪರಿಷ್ಕರಿಸುವುದು ಮತ್ತು ಬೇರ್ಪಡಿಸುವುದು, ಇದು ಎಷ್ಟು ಹೆಚ್ಚಾಗಿತ್ತೆಂದರೆ, ಯುದ್ದಪೂರ್ವ ಕಾಲದಲ್ಲಿ ಭಾರತವು ಗಣನೀಯ ಪ್ರಮಾಣದಲ್ಲಿ ಅಭ್ರಕದ ಗಡ್ಡೆಗಳನ್ನು ಆಮದು ಮಾಡಿಕೊಂಡು ಪರಿಷ್ಕೃತ ರೂಪದಲ್ಲಿ ಮತ್ತೆ ರಫ್ತು ಮಾಡುತ್ತಿತ್ತು. ಭಾರತದಲ್ಲಿ ಅನೇಕ ಶತಮಾನಗಳಿಂದ ಅಭ್ರಕವನ್ನು ಅಲಂಕಾರಿಕ ಹಾಗೂ ಔಷಧೀಯ ಉದ್ದೇಶಗಳಿಗಾಗಿ ಬಳಸಲಾಗುತ್ತಿದೆ. ಅಭ್ರಕವು ಪುಸ್ತಕ ರೂಪದಲ್ಲಿ, ಅಂದರೆ ದೊಡ್ಡ ಗಾತ್ರದ ಕೆಲವು ಸಾರಿ 10 ಅಡಿ ವ್ಯಾಸವುಳ್ಳ ಹರಳಿನ ರೂಪದಲ್ಲಿ ಸಿಕ್ಕುತ್ತದೆ. ಅವುಗಳಲ್ಲಿ ಅನೇಕ ಪದರುಗಳಿರುತ್ತವೆ. ಸಾಮಾನ್ಯ ಅಭ್ರಕವು ಬಿಳಿಯ ಅಥವಾ ನಸುಗಂಪಿನ ಸ್ಫಟಿಕ ಮತ್ತು ಬೆಣಚು ಕಲ್ಲುಗಳೊಂದಿಗೂ, ಬೆರಿಲ್ ಎಂಬ ಪ್ರಶಸ್ತ ಶಿಲೆಯೊಂದಿಗೂ ದೊರಕುತ್ತಿತ್ತು. ಅದನ್ನು ಅಜ್ಮೇರದಿಂದ ಬೆರಿಲಿಯಂ ಎಂಬ ಅದಿರಿನಂತೆ ರಫ್ತು ಮಾಡಲಾಗುತ್ತದೆ. ಭಾರತದಿಂದ ರಫ್ತಾಗುವ ಅಭ್ರಕದಲ್ಲಿ ಹೆಚ್ಚಿನ ಭಾಗ ಬ್ರಿಟನ್ನಿಗೂ ಅಮೆರಿಕ ಸಂಯುಕ್ತ ಸಂಸ್ಥಾನಗಳಿಗೂ ಹೋಗುತ್ತದೆ. ವಿಜ್ಞಾನದ ಪ್ರಗತಿಯು ಈ ನೈಸರ್ಗಿಕ ವಸ್ತುವಿನ ಬಳಕೆಯನ್ನು ಕ್ಷೀಣಗೊಳಿಸುವ ಬದಲು ಅದರ ಪ್ರಾಮುಖ್ಯತೆಯನ್ನು ಹೆಚ್ಚಿಸಿದೆ. ಜನರೇಟರುಗಳಲ್ಲಿ
ವಿದ್ಯುತ್ ಬಲ್ಪದ ಹೆಚ್ಚು ಉಷ್ಣಾಂಶದ ಬಳಕೆಯಿಂದಾಗಿ ರೇಡಿಯೋ ಮತ್ತು

ಇದುವರೆಗೂ ಅಂಬೇಡ್ಕರ್ ಓದು ಕೇಳಿದಿರಿ. ಅರುಣ್ ಜೋಳದ ಕೂಡ್ಲಿಗಿ ಅವರ ನೇತೃತ್ವದಲ್ಲಿ ಮೂಡಿಬರುತ್ತಿರುವ ಅಂಬೇಡ್ಕರ್ ಸರಣಿ ಓದಿನ ಆಯ್ದ ಭಾಗ ಇದಾಗಿತ್ತು. ಕೇಳ್ತಾರೆ ರೇಡಿಯೋ ಶಿವಮೊಗ್ಗ 90.9 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಏನೇ ಒಂದೇ ಮಗು ಸಾಕು ಅಂತನಾ?
1: ಇನ್ನೊಂದಾಗ್ಲಿ ಅಂತ ನಮ್ಮಿಬ್ರಿಗೂ ಆಸೆ ಇದೆ, ಆದ್ರೆ ಮೊದಲನೇದು ಸಿಸರಿಯನ್ನು, ಮತ್ತಿದು ಹಾಗೆ ಆಗುತ್ತೆ ಅಂತ ಚಿಂತೆ ಇದೆ.
0: ಶಿವಮೊಗ್ಗದ ಯುನಿಟಿ ಆಸ್ಪತ್ರೆಯಲ್ಲಿ ನೀವು ಬಯಸಿದರೆ ಎರಡನೆಯ ಮಗುವನ್ನು ನಾರ್ಮಲ್ ಹೆರಿಗೆ ಮಾಡಿಸುವ ಅವಕಾಶವಿದೆ. ಇದನ್ನ ವಿಬ್ಯಾಕ್ ಅಂತಾರೆ. ಇದನ್ನ ಪೇನ್ಲೆಸ್ ಕೂಡ ಮಾಡಬಹುದು.
2: ತಾಯಿ ಮಗುವಿನ ಸಂಪೂರ್ಣ ಆರೋಗ್ಯಕ್ಕಾಗಿ ದಿನದ 24 ಗಂಟೆಯೂ ವೈದ್ಯರ ಪರಿಣಿತ ಸಿಬ್ಬಂದಿಗಳ ತಂಡ ಸದಾ ಸಿದ್ಧವಿರುವ ಸಂಸ್ಥೆ ಯುನಿಟಿ ಮಹಿಳಾ ಮತ್ತು ಮಕ್ಕಳ ಆಸ್ಪತ್ರೆ, ಮೆಗ್ಗಾನ್ ಆಸ್ಪತ್ರೆ ಹಿಂಭಾಗ, ಕುವೆಂಪು ರಸ್ತೆ, ಶರಾವತಿ ನಗರ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 8762171225. ಸಂಖ್ಯೆ ಮತ್ತೊಮ್ಮೆ 8762171225. ಯಶಸ್ವಿನಿ ಹಾಗೂ ABARK ಸೌಲಭ್ಯ ಇಲ್ಲಿ ಇದೆ.
3: ನನ್ ಮಗಳ ರಿಸಲ್ಟ್ ಅಂತೂ ಅದ್ಭುತವಾಗಿ ಬಂದಿದೆ, ಆದ್ರೆ ಮುಂದೇನು ಅನ್ನೋದೇ ದೊಡ್ಡ ಟೆನ್ಷನ್. IIT ನೀಟ್ ಕೋಚಿಂಗ್ಗೆ ಬೇರೆ ಊರಿಗೆ ಮಕ್ಕಳನ್ನ ಕಳ್ಸೋಕೆ ಮನ್ಸೇ ಬರಲ್ಲ ರೀ.
4: ಯಾಕೆ ಯೋಚನೆ ಮಾಡ್ತೀರಾ? ಈಗ ರಾಜಸ್ಥಾನದ ಕೋಟದಲ್ಲಿ ಸಿಗೋ ಶಿಕ್ಷಣ ನಮ್ಮ ಶಿವಮೊಗ್ಗದಲ್ಲಿ ಸಿಗ್ತಾ ಇದೆ ಅಲ್ಲ, ನಮ್ಮ ವೇದಿಕ್ ಎಕ್ಸ್ಪರ್ಟ್ PU ಕಾಲೇಜ್ನಲ್ಲಿ.
2: ಹೌದು, ರಾಜಸ್ಥಾನದ ಕೋಟಾದ ಸುಪ್ರಸಿದ್ಧ ಸಂಸ್ಥೆ ಬನ್ಸಾಲ್ ಕ್ಲಾಸಸ್ ಈಗ ವೇದಿಕ್ ಎಕ್ಸ್ಪರ್ಟ್ಸ್ PU ಕಾಲೇಜಿನ ಅಕಾಡೆಮಿಕ್ ಪಾರ್ಟ್ನರ್. 100,000+ ಅಧಿಕ IITians ಮತ್ತು ವೈದ್ಯರನ್ನು ಸೃಷ್ಟಿಸಿದ 45 ವರ್ಷಗಳ ಪರಂಪರೆ ಈಗ ನಮ್ಮ ಮನೆ ಬಾಗಿಲಲ್ಲೇ.
3: ಹಾಗಾದ್ರೆ ಕೋಟಾದ ಅದೇ ಸ್ಟಡಿ ಮಟೀರಿಯಲ್, ಅದೇ ತರಬೇತಿ ಇಲ್ಲೇ ಸಿಗುತ್ತೆ ಅನ್ನಂಗಾಯ್ತು.
4: ಖಂಡಿತ, ಮನೆಯೂಟದ ಹಿತದ ಜೊತೆಗೆ ಒತ್ತಡವಿಲ್ಲದ ರಾಷ್ಟ್ರ ಮಟ್ಟದ ಕಲಿಕೆ ಅಂದ್ರೆ ಅದು ವೇದಿಕ್ ಎಕ್ಸ್ಪರ್ಟ್ಸ್ ನಲ್ಲಿ ಮಾತ್ರ.
2: 2026-27 ಅಡ್ಮಿಷನ್ ಪ್ರಾರಂಭವಾಗಿದೆ, ಕೆಲವೇ ಕೆಲವು ಸೀಟ್ ಉಳಿದಿವೆ. ತಕ್ಷಣ ಸಂಪರ್ಕಿಸಿ ವೇದಿಕ್ ಎಕ್ಸ್ಪರ್ಟ್ಸ್ PU ಕಾಲೇಜ್, ಮೈತ್ರಿ ಕಾಂಪ್ಲೆಕ್ಸ್ BH ರಸ್ತೆ ಮತ್ತು ಕೋಟೆ ರಸ್ತೆ ಕ್ಯಾಂಪಸ್ ಶಿವಮೊಗ್ಗ. ಕರೆ ಮಾಡಿ 9036054066. ವೇದಿಕ್ ಎಕ್ಸ್ಪರ್ಟ್ಸ್ PU ಕಾಲೇಜ್, ನಿಮ್ಮ ಕನಸಿನ ಭವಿಷ್ಯಕ್ಕೆ ಅಸಲಿ ರೋಡ್ ಮ್ಯಾಪ್.
5: ಏನ್ ಕೃಷ್ಣಪ್ಪ, ಬಹಳ ಖುಷಿಯಾಗಿದ್ಯಾ?
3: ಹೌದು, ನಾನು ಕ್ಯಾನ್ಸರ್ ನ ಸೋಲ್ಸ್ಬಿಟ್ಟೆ. ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯ ಡಾಕ್ಟರ್ಗಳು ನನ್ನ ಉಳಿಸಿದ್ರು.
5: ಹೌದಾ, ಗ್ರೇಟ್ ಕಣೋ. ಕ್ಯಾನ್ಸರ್ ಅಂದ್ರೆ ಕ್ಯಾನ್ಸಲ್ ಅನ್ನೋ ಕಾಲ ಇದಲ್ಲ ಅಲ್ವಾ?
3: ಖಂಡಿತ, ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ತಜ್ಞ ವೈದ್ಯರಿದ್ದಾರೆ. ಎಲ್ಲಾ ರೀತಿಯ ಕ್ಯಾನ್ಸರ್ಗಳಿಗೆ ಕೈಗೆಟುಕುವ ದರದಲ್ಲಿ ಉತ್ತಮ ಗುಣಮಟ್ಟದ ಚಿಕಿತ್ಸೆ ಸಿಗುತ್ತೆ. ಇಲ್ಲಿನ ವೈದ್ಯರ ಸಿಬ್ಬಂದಿಗಳ ನಗುಮೊಗದ ಸೇವೆ ಮರೆಯಲಾಗದು. ನಂದು ಆಯುಷ್ಮಾನ್ ಕಾರ್ಡ್ ಇತ್ತು, ಇದರಿಂದಾಗಿ ಚಿಕಿತ್ಸಾ ವೆಚ್ಚ ತಲೆಬಿಸಿ ಆಗಲಿಲ್ಲ.
4: ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ರೇಡಿಯೇಷನ್ ಚಿಕಿತ್ಸೆ, ಕೆಮೋಥೆರಪಿ ಚಿಕಿತ್ಸೆ, ಕ್ಯಾನ್ಸರ್ ಶಸ್ತ್ರಚಿಕಿತ್ಸೆಗಳು ದೊರೆಯುತ್ತವೆ. 20 ವರ್ಷದ ಸೇವಾನುಭವ, ಸುಮಾರು 35,000+ ಹೆಚ್ಚು ಯಶಸ್ವಿ ಕ್ಯಾನ್ಸರ್ ಚಿಕಿತ್ಸೆ. ಇದು ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯ ಹೆಮ್ಮೆ. ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆ 9ನೆಯ ಮೈಲಿಗಲ್ಲು, ನಿದಿಗೆ ಅಂಚೆ, ಬಿದಿರೆ ಬಸ್ ನಿಲ್ದಾಣದ ಎದುರು, BH ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9686698099 ಅಥವಾ 7090077775555. ಇದಕ್ಕೆ ಸಂಪರ್ಕಿಸಬಹುದು.
0: ನಮಸ್ಕಾರ, ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ RJ ಮಹಾಲಕ್ಷ್ಮಿ. ನೀವು ಕೇಳ್ತಾ ಇರೋದು ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮ. ಸ್ನೇಹಿತರೆ, ಊಟಕ್ಕೆ ಉಪ್ಪಿನಕಾಯಿ ಇದ್ರೆ ಚಂದ ಅನ್ನುವಂತಹ ಒಂದು ಮಾತಿದೆ. ಅದರಲ್ಲೂ ಈ ಬೇಸಿಗೆ ಸಮಯದಲ್ಲಿ ವರ್ಷಕ್ಕಾಗುವಷ್ಟು ಉಪ್ಪಿನಕಾಯಿಗಳನ್ನು ಮಾಡ್ಕೊಳ್ಳೋದು ಉಂಟು. ಊಟದ ತುತ್ತಿಗೆ ರುಚಿ ಕೊಡೋದು ಈ ಉಪ್ಪಿನಕಾಯಿಗಳು. ಉಪ್ಪಿನಕಾಯಿ ಅಂದ ತಕ್ಷಣ ಬಾಯಿಯಲ್ಲಿ ನೀರು ಬರೋದು ಕೂಡ ಸಹಜ. ಈ ಬೇಸಿಗೆ ಸಮಯದಲ್ಲಿ ವರ್ಷಕ್ಕಾಗುವಷ್ಟು ಉಪ್ಪಿನಕಾಯಿಗಳನ್ನು ಮಾಡಿಡೋ ಸಂಪ್ರದಾಯ ಕೂಡ ನಮ್ಮಲ್ಲಿ ಇದ್ದೇ ಇದೆ. ಉಪ್ಪಿನಕಾಯಿ ಇಲ್ಲದೇ ಇದ್ದರೆ ಆ ಊಟ ಅಷ್ಟೊಂದು ರುಚಿ ಕೊಡಲ್ಲ. ಈ ಉಪ್ಪಿನಕಾಯಿ ವಿಷಯಕ್ಕೆ ಅಂತ ಬಂದಾಗ ಮೊದಲು ನೆನಪಾಗೋದೇ ಈ ಮಾವಿನಕಾಯಿ, ನಿಂಬೆಕಾಯಿ, ಉಪ್ಪಿನಕಾಯಿ. ಹಾಗೆ ಅದರೊಟ್ಟಿಗೆ ಈ ನೆಲ್ಲಿಕಾಯಿ ಉಪ್ಪಿನಕಾಯಿ, ಹಾಗಲಕಾಯಿ ಉಪ್ಪಿನಕಾಯಿ, ಬೆಂಡೆಕಾಯಿ ಉಪ್ಪಿನಕಾಯಿ, ಹೀರೆಕಾಯಿ ಉಪ್ಪಿನಕಾಯಿ, ಬದನೆಕಾಯಿ ಉಪ್ಪಿನಕಾಯಿ, ಜೊತೆಗೆ ನಾನ್ ವೆಜ್ ಉಪ್ಪಿನಕಾಯಿಗಳು ಕೂಡ ಫೇಮಸ್. ಸ್ನೇಹಿತರೆ, ಚಿಕನ್ ಉಪ್ಪಿನಕಾಯಿ ಅಂತ ಮಾಡ್ತಾರೆ, ಮೀನು ಉಪ್ಪಿನಕಾಯಿ ಅಂತ ಮಾಡ್ತಾರೆ, ಸೀಗಿನ ಉಪ್ಪಿನಕಾಯಿ ಅಂತ ಕೂಡ ಮಾಡ್ತಾರೆ. ಸೊ ಆ ಭಾಗಕ್ಕೆ ತಕ್ಕಂತೆ ಆಯಾ ಋತುಮಾನಗಳಿಗೆ ಅನುಗುಣವಾಗಿ ಈ ರೀತಿಯ ವಿಶೇಷವಾಗಿರುವಂತಹ ತಿನ್ನುವಂತಹ ಪದಾರ್ಥಗಳನ್ನು ಮಾಡಿಕೊಳ್ಳೋದು ಉಂಟು. ಈ ದಿನ ಸ್ನೇಹಿತರೆ ಮೈಸೂರು ಭಾಗದಲ್ಲಿ ಇದು ಕೂಡ ಫೇಮಸ್ಸು, ಹಾಗೆ ಉತ್ತರ ಕರ್ನಾಟಕ ಭಾಗದಲ್ಲೂ ಕೂಡ ಫೇಮಸ್ಸು. ಅದೇ ಚಳ್ಳೆಕಾಯಿ ಉಪ್ಪಿನಕಾಯಿ. ಸ್ನೇಹಿತರೆ, ಕೆಲವರು ಈ ಹೆಸರನ್ನು ಕೇಳಿರ್ತಾರೆ, ಹಾಗೆ ಈ ಉಪ್ಪಿನಕಾಯಿಯನ್ನು ತಿಂದಿರ್ತಾರೆ ಕೂಡ. ಇನ್ನು ಕೆಲವರು ಇದರ ಒಂದು ಅನುಭವವನ್ನು ಕೂಡ ಪಡ್ಕೊಂಡಿರಲ್ಲ, ಹಾಗೆ ಚಳ್ಳೆಕಾಯಿಗಳನ್ನು ಕೂಡ ನೋಡಿರಲ್ಲ ಅನ್ಕೊಳ್ತೀನಿ. ಇದು ಒಂದು ರೀತಿಯಲ್ಲಿ ಗೋಲೆ ಆಕಾರದಲ್ಲಿ ಗೊಂಚಲು ಗೊಂಚಲಾಗಿ ಹಸಿರು ಬಣ್ಣದಲ್ಲಿ ಬಿಡುವಂತಹ ಕಾಯಿ. ಸ್ವಲ್ಪ ಲೋಳೆ ಅಂಶ ಇರುತ್ತೆ, ತಿನ್ನಲಿಕ್ಕೆ ತುಂಬಾ ರುಚಿ ಕೊಡುತ್ತೆ. ಈ ಚಳ್ಳೆಕಾಯಿ ಉಪ್ಪಿನಕಾಯಿ ಉತ್ತರ ಕರ್ನಾಟಕ ಮತ್ತು ಮೈಸೂರು ಭಾಗದಲ್ಲಿ ತುಂಬಾ ಫೇಮಸ್ ಸ್ನೇಹಿತರೆ. ಇದು ಈ ಸಮಯದಲ್ಲೇ ಸಿಗುತ್ತೆ, ಈ ಬೇಸಿಗೆ ಸಮಯದಲ್ಲಿ ಇದು ಹೆಚ್ಚಾಗಿ ಸಿಗುತ್ತೆ. ಈ ಮಾರ್ಕೆಟಲ್ಲಿ ಸಿಗುತ್ತೆ ಈ ಚಳ್ಳೆಕಾಯಿಗಳು. ಹಸಿರು ಕಲರ್ ಇರುತ್ತೆ, ಗೋಲೆ ಆಕಾರದಲ್ಲಿರುತ್ತೆ, ಒಳಗಡೆ ಒಂದು ಸಣ್ಣ ಬೀಜ ಕೂಡ ಇರುತ್ತೆ. ಇದರ ಹೆಸರೇ ಚಳ್ಳೆಕಾಯಿ ಅಂತ, ಕೆಲವೊಂದು ಕಡೆ ಚಳ್ಕಾಯಿ ಅಂತ ಕೂಡ ಅನ್ನೋದುಂಟು. ಸೊ ತುಂಬಾ ರುಚಿ ಇರುತ್ತೆ, ಜೊತೆಗೆ ವರ್ಷಕ್ಕಾಗುವಷ್ಟು ಉಪ್ಪಿನಕಾಯನ್ನು ಕೂಡ ಮಾಡ್ಕೊಳ್ಬೋದು. ಶಿವಮೊಗ್ಗದ ಮಾರ್ಕೆಟಲ್ಲೂ ಕೂಡ ಈ ಚಳ್ಕಾಯಿಗಳು ಸಿಗುತ್ತೆ ಸ್ನೇಹಿತರೆ. ಯಾರೆಲ್ಲ ರುಚಿ ನೋಡಿಲ್ವೋ ಒಮ್ಮೆ ಈ ಚಳ್ಕಾಯನ್ನ ತಂದು ಉಪ್ಪಿನಕಾಯಿ ಮಾಡ್ಕೊಳ್ಳಿ. ಅಯ್ಯೋ ಮೇಡಮ್, ನಮಗೆ ಉಪ್ಪಿನಕಾಯಿ ಮಾಡ್ಕೊಳ್ಳೋಕೆ ಬರೋದಿಲ್ಲ ಇದರಿಂದ ಅಂತ ಅನ್ನೋರು ಬೇಜಾರು ಮಾಡ್ಕೊಳ್ಳೇಬೇಡಿ. ಈ ದಿನ ಚಳ್ಳಕೆರೆಯಿಂದ ನಮಗೆ ಲಕ್ಷ್ಮೀ ಸುರೇಶ್ ಮೇಡಮ್ ಅವರು ಈ ಉಪ್ಪಿನಕಾಯನ್ನ ಹೇಗೆ ಮಾಡ್ಕೊಳ್ಬೇಕು ಅನ್ನೋದನ್ನು ತಿಳಿಸಿದ್ದಾರೆ. ಸೊ ತಡ ಮಾಡೋದು ಬೇಡ, ಚಳ್ಳಕೆರೆಯ ಲಕ್ಷ್ಮೀ ಸುರೇಶ್ ಅವರಿಂದ ಚಳ್ಳೆಕಾಯಿ ಅಥವಾ ಚಳ್ಳಕಾಯಿ ಉಪ್ಪಿನಕಾಯನ್ನು ಹೇಗೆ ಮಾಡ್ಕೊಳ್ಬೇಕು ಅನ್ನೋದನ್ನು ತಿಳಿತಾ ಹೋಗೋಣ. ಆ ಸ್ಪೆಷಲ್ ವಿಶೇಷವಾಗಿರುವಂತಹ ಉಪ್ಪಿನಕಾಯಿ ರೆಸಿಪಿ ಬಗ್ಗೆ ತಿಳಿಸೋದಕ್ಕಿಂತ ಮುಂಚೆ ಪುಟ್ಟದೊಂದು ವಿರಾಮ ತೆಗೆದುಕೊಳ್ಳೋಣ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಹಾಯ್ ಯಾಶಿಕಾ, ಹೇಗಿದ್ಯಾ? ಹಬ್ಬಕ್ ಶಾಪಿಂಗ್ ಲಿಸ್ಟ್ ಎಲ್ಲ ರೆಡಿನಾ?
1: ಹೂನೆ, ರೆಡಿ ಆಗ್ತಾ ಇದೆ.
0: ಏ ಅದ್ಯಾಕೆ, ಬಜೆಟ್ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಆ ಯೋಚನೆ ಬಿಡು, ನಮ್ ಐಶ್ವರ್ಯ ಸಿಲ್ಕ್ಸ್ ಇದೆಯಲ್ಲ.
2: ಹೌದು, ದುರ್ಗಿಗುಡಿ ಮೇನ್ ರೋಡ್ ನಲ್ಲಿರೋ ಐಶ್ವರ್ಯ ಸಿಲ್ಕ್ಸ್ಗೆ ಒಂದ್ಸಲ ಭೇಟಿ ಕೊಡಿ. ಯಾಕಂದ್ರೆ ಇಲ್ಲಿಗೆ ಸೀರೆಗಳು ನೇರವಾಗಿ ನೇಕಾರರಿಂದಲೇ ಬರುತ್ತೆ. ಅಂದ್ರೆ ಅತ್ಯಂತ ಕಡಿಮೆ ಬೆಲೆಗೆ ಅಪ್ಪಟ ಸಿಲ್ಕ್ ನಿಮ್ಮದಾಗುತ್ತೆ. ಇನ್ನು ವೆರೈಟಿ ಬೇಕಾ? ಲಿಸ್ಟ್ ಕೇಳಿ. ಪ್ಯೂರ್ ಕಂಚಿ ಮತ್ತು ಬನಾರಸ್ ಸಿಲ್ಕ್, ಮೃದುವಾದ ಸಾಫ್ಟ್ ಸಿಲ್ಕ್, ಕ್ಲಾಸಿಕ್ ಮೈಸೂರ್ ಕ್ರೇಪ್, ಕಲರ್ಫುಲ್ ಬಾಂದಿನಿ ಮತ್ತು ಮಾಡೆಲ್ ಸೀರೆಗಳು. ಅಷ್ಟೇ ಅಲ್ಲ, ಮದುವೆ ಫಂಕ್ಷನ್ ಗಳಿಗೆ ಬೇಕಾದ ಗ್ರ್ಯಾಂಡ್ ಕಲೆಕ್ಷನ್ ಮತ್ತು ಗಿಫ್ಟ್ ಕೊಡೋಕೆ ಬೇಕಾದ ಫ್ಯಾನ್ಸಿ ಸೀರೆಗಳು ಇಲ್ಲಿ ರಾಶಿ ರಾಶಿ ಸಿಗುತ್ತೆ.
3: ಯಾರು ಮಧ್ಯವರ್ತಿಗಳಿಲ್ಲದೆ ಇರುವುದರಿಂದ ಬೆಲೆಯಲ್ಲಿ ಮೋಸವಿಲ್ಲ. ಅಪ್ಪಟ ಕಾಟನ್ ಇಂದ ಅದ್ಧೂರಿ ರೇಷ್ಮೆ ಸೀರೆವರೆಗೆ ಎಲ್ಲವೂ ಸಿಗುತ್ತೆ. ಮತ್ತ್ಯಾಕೆ ತಡ, ಹಿಂದೆ ಬನ್ನಿ. ಐಶ್ವರ್ಯ ಸಿಲ್ಕ್ಸ್, ದುರ್ಗಿಗುಡಿ ಮುಖ್ಯ ರಸ್ತೆ, ಶಿವಮೊಗ್ಗ.
4: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
5: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
4: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
6: ಮತ್ತೊಮ್ಮೆ ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಆರ್ಜೆ ಮಹಾಲಕ್ಷ್ಮಿ. ಸ್ನೇಹಿತರೆ, ಈ ದಿನ ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮದಲ್ಲಿ ಒಂದು ಸ್ಪೆಷಲ್ ಉಪ್ಪಿನಕಾಯಿ ಬಗ್ಗೆ ತಿಳಿಸ್ತೀನಿ ಅಂತ ಹೇಳಿದ್ದೆ. ಹೇಗೂ ಈಗ ಈ ಉಪ್ಪಿನಕಾಯಿ, ಹಪ್ಪಳ, ಸಂಡಿಗೆ, ಮಜ್ಜಿಗೆ ಮೆಣಸು ಮಾಡ್ಕೊಳ್ಳುವಂಥ ಸಮಯ ಸ್ನೇಹಿತರೆ. ಈ ಬೇಸಿಗೆ ಸಮಯದಲ್ಲಿ ಮಾಡಿಟ್ಕೊಂಡ್ರೆ ವರ್ಷ ಪೂರ್ತಿ ಇವುಗಳನ್ನು ಬಳಸ್ಕೊಳ್ಬೋದು. ಅದರಲ್ಲೂ ಒಂದು ಮಾತೇ ಇದೆ ಅಲ್ವಾ, ಊಟಕ್ಕೆ ಉಪ್ಪಿನಕಾಯಿ ಇದ್ದರೆ ಚಂದ ಅಂತ. ಸೊ ಮಾವಿನಕಾಯಿ ಉಪ್ಪಿನಕಾಯಿ ಸಾಮಾನ್ಯವಾಗಿ ನೀವು ತಿಂದೇ ತಿಂದಿರ್ತೀರ ಸ್ನೇಹಿತರೆ. ಈ ದಿನ ಸ್ಪೆಷಲ್ಲಾಗಿ ಈ ಚಳ್ಳಕಾಯಿ ಉಪ್ಪಿನಕಾಯನ್ನು ಹೇಗೆ ಮಾಡ್ಕೊಳ್ಬೇಕು ಅನ್ನೋದನ್ನು ಚಳ್ಳಿಕೆರೆಯಿಂದ ನಮಗೆ ಲಕ್ಷ್ಮೀ ಸುರೇಶ್ ಮೇಡಮ್ ಅವರು ತಿಳಿಸ್ತಾ ಇದ್ದಾರೆ. ತಡ ಮಾಡೋದು ಬೇಡ, ಈ ಚಳ್ಳಕಾಯಿ ಉಪ್ಪಿನಕಾಯನ್ನ ಹೇಗೆ ಮಾಡ್ಕೊಳ್ಬೇಕು, ಯಾವ ಕ್ರಮದಲ್ಲಿ ಮಾಡ್ಕೊಳ್ಬೇಕು, ಹಾಗೆ ಇದನ್ನು ಮಾಡ್ಕೊಳ್ಳೋಕ್ಕೆ ಯಾವೆಲ್ಲ ಪದಾರ್ಥಗಳು ಬೇಕು ಅನ್ನೋದನ್ನು ಅವರಿಂದ ತಿಳಿಯೋಣ.
7: ಎಲ್ಲರಿಗೂ ನನ್ನ ನಮಸ್ಕಾರಗಳು. ನನ್ನ ಹೆಸರು ಲಕ್ಷ್ಮೀ ಸುರೇಶ್, ಚಳ್ಳಕೆರೆಯಿಂದ ಮಾತಾಡ್ತಿರೋದು. ಇವತ್ತು ಚಳ್ಳಕಾಯಿ ಉಪ್ಪಿನಕಾಯಿ ಮಾಡೋದನ್ನು ಹೇಳ್ಕೊಡ್ತಾ ಇದ್ದೀನಿ. ನಾಲ್ಕು ಸೇರು ಚಳ್ಳಕಾಯಿಗೆ ಒಂದು ಪಾವು ಅಗಸೆ ಬೀಜ, ಸಣ್ಣ ಲೋಟ ಸಾಸಿವೆ, ಅರ್ಧ ಲೋಟ ಮೆಂತೆ, ಒಂದು ಚಿಟಿಗೆ ಇಂಗು ಅಥವಾ ಕಾಲು ಸ್ಪೂನಷ್ಟು ಹಾಕ್ಬೋದು, ಅರಿಶಿನ ಪುಡಿ ಒಂದು ಸ್ಪೂನು, 3/4 ಕಪ್ಪು ಉಪ್ಪು, ಅರ್ಧ ಲೋಟ ಖಾರದ ಪುಡಿ, ಮತ್ತು 4 ಗಡ್ಡೆ ಬೆಳ್ಳುಳ್ಳಿ. ಇವುಗಳನ್ನು ಅಗಸೆ ಮತ್ತು ಮೆಂತೆ ಸಾಸಿವೆ ಇವುಗಳನ್ನು ಬೇರೆ ಬೇರೆ ನೆನೆಸಿಡಬೇಕು. 3-4 ಗಂಟೆ ನೆಂದ ನಂತರ ಮಿಕ್ಸಿ ಮಾಡಬೇಕು. ಮಿಕ್ಸಿಗೆ ಎಷ್ಟು ಬೇಕೋ ಅಷ್ಟು ನೀರನ್ನು ಮಾತ್ರ ಹಾಕಬೇಕು, ಗಟ್ಟಿ ಆಗಬಾರ್ದು. ಮಿಕ್ಸಿ ರೊಟೇಷನ್ ಆಗಷ್ಟು ಮಾತ್ರ ನೀರು ಹಾಕ್ಕೊಂಡು ಮಿಕ್ಸಿ ಮಾಡಬೇಕು. ಚಳ್ಳಕಾಯಿ ತೊಳೆದು ಸಪ್ರೇಟಾಗಿ ಎಲ್ಲ ಬಿಡಿಸಿ ಎಲ್ಲ ಸರಿ ಮಾಡಿ ಇಟ್ಕೊಂಡು ತೊಳೆದ್ಬಿಟ್ಟು ಅದನ್ನು ಬೇರೆ ಇಟ್ಕೊಳ್ಳೋದು, ಒಂದು ಪಾತ್ರೆಯಲ್ಲಿ ಹಾಕಿ. ಈ ಮಿಕ್ಸಿ ಮಾಡಿದ್ದನ್ನು ಮೆಂತೆ, ಸಾಸಿವೆ, ಅಗಸೆ ಇವು ಬೇರೆ ಬೇರೆಯೇ ಮಿಕ್ಸಿ ಮಾಡಿ ಹಾಕಬೇಕು. ಸಾಸಿವೆ ಜೊತೆಗಾಗಲಿ ಇಲ್ಲ ಮೆಂತೆ ಜೊತೆಗಾಗಲಿ ಬೆಳ್ಳುಳ್ಳಿನ ಹಾಕಿಬಿಟ್ಟು ಮಿಕ್ಸಿ ಮಾಡಬೇಕು. ಅಗಸೆ, ಮೆಂತೆ, ಸಾಸಿವೆ ಇವು ಮೂರೆಲ್ಲ ಸಪ್ರೇಟು ಮಿಕ್ಸಿ ಮಾಡಿದ್ದೆಲ್ಲನೂ ಆ ಚಳ್ಳಕಾಯಿ ಮೇಲೆ ಹಾಕಿಬಿಟ್ಟು ಉಪ್ಪಾಕಿ, ಅರಿಶಿನ ಹಾಕಿ, ಇಂಗಾಕಿ ಎಲ್ಲ ಹಾಕಿ ಕಲಸಬೇಕು. ಎಲ್ಲ ಕಲಸಿಬಿಟ್ಟು ಅದನ್ನು ಯಾವುದೇ ಇದನ್ನು ನೀರು ಮುಟ್ಟಿಸ್ದಂಗೆ ಎಲ್ಲ ಚೆನ್ನಾಗಿ ಕೈಯಾಡಿಬಿಟ್ಟು ಸೌಟಲ್ಲಿ ಇದನ್ನು ತುಂಬಿಡಬೇಕು. ಇದು 1 ವಾರ 10 ದಿನ ಆದಮೇಲೆ ತಿನ್ನಲಿಕ್ಕೆ ತುಂಬ ಚೆನ್ನಾಗಿರುತ್ತದೆ. ಅವಕಾಶ ಕೊಟ್ಟಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು.
6: ಸ್ನೇಹಿತರೆ, ಉಪ್ಪಿನಕಾಯಿ ಮಾಡೋದು ಒಂದು ಕಲೆ. ಎಲ್ಲರಿಗೂ ಕೂಡ ಈ ಉಪ್ಪಿನಕಾಯಿಗಳನ್ನ ಮಾಡಲಿಕ್ಕೆ ಬರೋದಿಲ್ಲ. ಅದರಲ್ಲೂ ಕೆಲವರು ಹೇಳೋದುಂಟು, ನಮ್ಮ ಕೈಯಲ್ಲಿ ಉಪ್ಪಿನಕಾಯಿ ಅಷ್ಟು ಚೆನ್ನಾಗಿ ಬರೋದಿಲ್ಲ, ರುಚಿ ಕೂಡ ಬರೋದಿಲ್ಲ, ಬೇಗ ಕೆಟ್ಟೋಗತ್ತೆ, ಅದಕ್ಕೋಸ್ಕರ ನಾವು ಮಾಡೋದೇ ಇಲ್ಲ, ಯಾರು ಮಾಡ್ತಾರೋ ಅವರಿಂದ ಇಸ್ಕೊಳ್ಬರ್ತೀವಿ ಅಂತ ಹೇಳೋರು ಉಂಟು. ಅಥವಾ ಇತ್ತೀಚೆಗಂತೂ ಮಾರ್ಕೆಟಲ್ಲಿ ನಾನಾ ಬಗೆಯ ಫ್ಲೇವರ್ಸ್ಗಳಲ್ಲಿ ಉಪ್ಪಿನಕಾಯಿಗಳು ಸಿಗತ್ತೆ, ಒಂದಲ್ಲ ಎರಡಲ್ಲ. ನಾನು ಆಗಲೇ ಹೇಳ್ದಾಗೆ ಮಾವಿನಕಾಯಿ, ನಿಂಬೆಕಾಯಿ, ಚಳ್ಳೆಕಾಯಿ, ಚೌಳೆಕಾಯಿ, ನಿಂಬೆಕಾಯಿ, ಬೆಟ್ಟದ ನೆಲ್ಲಿಕಾಯಿ, ಅಂಟೆಕಾಯಿ, ಬೆಂಡೆಕಾಯಿ, ಹೀರೆಕಾಯಿ, ಬದನೆಕಾಯಿ, ಸೌತೆಕಾಯಿ. ಸೊ ಈ ರೀತಿಯಲ್ಲಿ ಸಾಕಷ್ಟು ಬಗೆ ಬಗೆಯ ಉಪ್ಪಿನಕಾಯಿಗಳನ್ನು ಮಾಡೋದುಂಟು. ಸೊ ಈ ದಿನ ಲಕ್ಷ್ಮೀ ಸುರೇಶ್ ಮೇಡಮ್ ಅವರು ಸ್ಪೆಷಲ್ಲಾಗಿ ಚಳ್ಳಕಾಯಿ ಉಪ್ಪಿನಕಾಯನ್ನ ಹೇಗೆ ಮಾಡ್ಕೊಳ್ಳೋದು ಅನ್ನೋದನ್ನು ತುಂಬ ಚೆನ್ನಾಗಿ ತಿಳಿಸಿದರು. ಇದರಲ್ಲಿ ಅಗಸೆ ಇದೆ, ಮೆಂತೆ ಇದೆ, ಸಾಸಿವೆ ಇದೆ. ಈ ಮೂರು ಪದಾರ್ಥಗಳು ಕೂಡ ಆರೋಗ್ಯಕ್ಕೆ ಜೊತೆಗೆ ನಾಲಿಗೆಗೆ ರುಚಿ ಕೊಡುವಂತಹ ಪದಾರ್ಥಗಳು. ಇಂತಹ ಆರೋಗ್ಯಯುತವಾದಂತಹ ಚಳ್ಳೆಕಾಯಿ ಉಪ್ಪಿನಕಾಯನ್ನು ನೀವು ಕೂಡ ಮಾಡಿಕೊಳ್ಳಿ. ಇದು ರುಚಿಗೆ ಮಾತ್ರವಲ್ಲ ಆರೋಗ್ಯಕ್ಕೂ ಕೂಡ ಒಳ್ಳೆಯದು ಅಂತ ಹೇಳ್ತಾ ಮತ್ತೊಂದು ವಿಶೇಷವಾಗಿರುವಂಥ ರೆಸಿಪಿಯನ್ನು ತಿಳಿಸಿದ್ದಾರೆ ಲಕ್ಷ್ಮೀ ಸುರೇಶ್ ಮೇಡಮ್ ಅವರು. ಆ ರೆಸಿಪಿ ಯಾವುದು ಅಂತ ಅವರಿಂದ ತಿಳಿಯೋಣ ಪುಟ್ಟ ವಿರಾಮದ ನಂತರ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.

0: ಜನಗಣತಿಯ ಮೊದಲ ಹಂತದಲ್ಲಿ ಮನೆಪಟ್ಟಿ ಮತ್ತು ಮನೆಗಣತಿಯನ್ನು ನಡೆಸಲಾಗುವುದು. ಇದು ನಿಮ್ಮ ವಾಸಸ್ಥಳ ಮತ್ತು ವಸತಿಯ ಬಗ್ಗೆ ವಿವರಗಳನ್ನು ದಾಖಲಿಸುತ್ತದೆ. ನಮ್ಮ ಭಾಗವಹಿಸುವಿಕೆಯ ಮೂಲಕ ಈ ಪ್ರಯತ್ನವನ್ನು ಯಶಸ್ವಿಗೊಳಿಸೋಣ. ಪ್ರತಿಯೊಬ್ಬ ವ್ಯಕ್ತಿಯು ಸೇರಲಿ, ಪ್ರತಿ ಕುಟುಂಬವು ಭಾಗವಹಿಸಲಿ ಮತ್ತು ರಾಷ್ಟ್ರವು ಮುಂದುವರಿಯಲಿ. ಜನಗಣತಿ 2027, ನಮ್ಮ ಜನಗಣತಿ ನಮ್ಮ ವಿಕಾಸ.
1: ಮತ್ತೊಮ್ಮೆ ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಆರ್ಜೆ ಮಹಾಲಕ್ಷ್ಮಿ. ಸ್ನೇಹಿತರೆ, ಈ ದಿನ ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮದಲ್ಲಿ ನಮ್ಮೊಟ್ಟಿಗೆ ಚಿತ್ರದುರ್ಗ ಜಿಲ್ಲೆಯ ಚಳ್ಳಕೆರೆಯ ಲಕ್ಷ್ಮೀ ಸುರೇಶ್ ಮೇಡಮ್ ಅವರಿದ್ದಾರೆ. ಲಕ್ಷ್ಮೀ ಸುರೇಶ್ ಮೇಡಮ್ ಅವರು ಚಳ್ಳಕಾಯಿ ಉಪ್ಪಿನಕಾಯನ್ನು ಹೇಗೆ ಮಾಡ್ಕೊಳ್ಬೇಕು ಅನ್ನೋದನ್ನು ತಿಳಿಸಿದರು. ಈ ಚಳ್ಳಕಾಯಿ ಉಪ್ಪಿನಕಾಯಿ ಜೀರ್ಣಕ್ರಿಯೆ ಸುಧಾರಣೆ ಮಾಡುತ್ತೆ, ಜೊತೆಗೆ ಪೋಷಕಾಂಶಗಳ ಸಮೃದ್ಧತೆ ಇದರಲ್ಲಿ ಹೆಚ್ಚಾಗಿದೆ, ಊಟದ ರುಚಿಯನ್ನು ಹೆಚ್ಚು ಮಾಡುತ್ತೆ ಈ ಚಳ್ಳಕಾಯಿ ಉಪ್ಪಿನಕಾಯಿ. ಹಾಗೆ ಸ್ನೇಹಿತರೆ, ಮತ್ತೊಂದು ಎಚ್ಚರಿಕೆ ಏನಪ್ಪ ಅಂದರೆ, ಈ ಉಪ್ಪಿನಕಾಯಿಯಲ್ಲಿ ಉಪ್ಪಿನ ಅಂಶ ಹೆಚ್ಚಾಗಿರೋದ್ರಿಂದ ಇದನ್ನು ಹಿತಮಿತವಾಗಿ ಸೇವನೆ ಮಾಡೋದು ಒಳ್ಳೆಯದು. ನಾನಾಗಲೇ ಹೇಳ್ದಾಗೆ ಈ ಚಳ್ಳಕಾಯಿ ಉತ್ತರ ಕರ್ನಾಟಕದ ಕಡೆ, ಜೊತೆಗೆ ಮೈಸೂರು ಭಾಗದಲ್ಲಿ ಹೆಚ್ಚಾಗಿ ಇದನ್ನು ಮಾಡ್ತಾರೆ. ಮಾರ್ಕೆಟಲ್ಲೂ ಕೂಡ ಈ ಚಳ್ಳಕಾಯಿಗಳು ಸಿಗತ್ತೆ ಸ್ನೇಹಿತರೆ. ರೆಡಿ ಉಪ್ಪಿನಕಾಯಿ ಕೂಡ ಸಿಗತ್ತೆ, ಹಾಗೆ ಕಾಯಿಗಳು ಕೂಡ ಮಾರ್ಕೆಟಲ್ಲಿ ಸಿಗತ್ತೆ. ಇದನ್ನು ತಂದು ಮನೇಲಿ ಮಾಡ್ಕೊಳ್ಬೋದು. ಇದರೊಟ್ಟಿಗೆ ಮತ್ತೊಂದು ವಿಶೇಷವಾಗಿರುವಂಥ ಕೆಂಪು ಮೆಣಸಿನ ಚಟ್ನಿ ಅಥವಾ ಖಾರ ಚಟ್ನಿಯನ್ನು ಹೇಗೆ ಮಾಡ್ಕೊಳ್ಬೇಕು ಅನ್ನೋದನ್ನು ತಿಳಿಸ್ಲಿಕ್ಕೆ ರೆಡಿಯಾಗಿದ್ದಾರೆ ಲಕ್ಷ್ಮೀ ಸುರೇಶ್ ಮೇಡಮ್ ಅವರು. ಸಾಮಾನ್ಯವಾಗಿ ಈ ಕೆಂಪು ಮೆಣಸಿನ ಚಟ್ನಿ ಉತ್ತರ ಕರ್ನಾಟಕದ ಕಡೆ ಫೇಮಸ್ ಸ್ನೇಹಿತರೆ. ಜೋಳದ ರೊಟ್ಟಿಗೆ, ಚಪಾತಿಗೆ, ರೊಟ್ಟಿಗೆ, ಜೊತೆಗೆ ಪಡ್ಡು, ದೋಸೆ, ಇಡ್ಲಿಗೂ ಕೂಡ ಈ ಚಟ್ನಿ ಮ್ಯಾಚ್ ಆಗುತ್ತೆ. ಹಾಗೆ ಇದನ್ನು ತುಂಬ ದಿನ ಬಳಕೆ ಮಾಡ್ಬೋದು. ಒಂದು ವಾರದಿಂದ 15 ದಿವಸದವರೆಗೂ ಕೂಡ ಇದನ್ನು ಬಳಕೆ ಮಾಡ್ಬೋದು. ನೀರು ಹಾಕದೆ ಗಟ್ಟಿಯಾಗಿ ಚೆನ್ನಾಗಿ ಮಾಡಿಟ್ಕೊಂಡ್ರೆ ಫ್ರಿಡ್ಜಲ್ಲಿ ಇಟ್ಕೊಂಡು ಇದನ್ನು 15 ದಿವಸದ ಕಾಲ ಆರಾಮಾಗಿ ಬಳಸ್ಕೊಳ್ಬೋದು. ಈ ಸಾಮಾನ್ಯವಾಗಿ ಮಸಾಲೆ ದೋಸೆ ಮೇಲೆ ಖಾರ ಚಟ್ನಿ ಹಾಕ್ಕೊಡ್ತಾರೆ ಸ್ನೇಹಿತರೆ, ಅದು ಒಂದು ರೀತಿಯ ಡಿಫ್ರೆಂಟ್ ಆಗಿರುತ್ತೆ, ಇದು ಕೂಡ ಒಂದು ರೀತಿಯ ಡಿಫ್ರೆಂಟ್ ಆಗಿರುತ್ತೆ. ಸೊ ಹಾಗಾದರೆ ಈ ಕೆಂಪು ಮೆಣಸಿನ ಚಟ್ನಿಯನ್ನು ಹೇಗೆ ಮಾಡ್ತಾರೆ, ಇವರು ಯಾವೆಲ್ಲ ಸಾಮಗ್ರಿಗಳನ್ನು ಬಳಸ್ತಾರೆ, ಚಳ್ಳಕೆರೆ ಭಾಗದಲ್ಲಿ ಸ್ಪೆಷಲ್ಲಾಗಿ ಈ ಕೆಂಪು ಮೆಣಸಿನ ಚಟ್ನಿ ಅಥವಾ ಖಾರ ಚಟ್ನಿಯನ್ನು ಹೇಗೆ ಮಾಡ್ತಾರೆ ಅನ್ನೋದನ್ನು ಲಕ್ಷ್ಮೀ ಸುರೇಶ್ ಮೇಡಮ್ ಅವರಿಂದ ಕೇಳೋಣ.
2: ಖಾರನ್ ಚಟ್ನಿ ಅಥವಾ ಕೆಂಪು ಮೆಣಸಿನಕಾಯಿ ಚಟ್ನಿ ಮಾಡೋದನ್ನು ಹೇಳ್ಕೊಡ್ತಾ ಇದ್ದೀನಿ. ಒಂದು 10-12 ಬ್ಯಾಡಗಿ ಮೆಣಸಿನ್ಕಾಯಿ, ಒಂದು 7 ಮೆಣಸಿನ್ಕಾಯಿ, ಗುಂಟೂರು ಮೆಣಸಿನ್ಕಾಯಿ ಖಾರ ಇರೋಂಥದ್ದು. ಆ ಮೆಣಸಿನ್ಕಾಯಿನ ಎಣ್ಣೆಯಲ್ಲಿ ಸ್ವಲ್ಪ ಫ್ರೈ ಮಾಡಬೇಕು. 1/4 kg ಈರುಳ್ಳಿನ ಸ್ವಲ್ಪ ಎಣ್ಣೆಯಲ್ಲಿ ಕಲರ್ ಚೇಂಜ್ ಆಗಂಗೆ, ಸ್ವಲ್ಪ ಚೇಂಜ್ ಆಗಂಗೆ ಅಷ್ಟೇ, ಒಂದು ಸ್ವಲ್ಪ, ಒಂದು 5 ನಿಮಿಷ ಎಣ್ಣೆ ಹಾಕಿಬಿಟ್ಟು ಬಾಣಲೆಯಲ್ಲಿ ಫ್ರೈ ಮಾಡಬೇಕು. ಆಮೇಲೆ ಹುಣಸೆಹಣ್ಣು, 1 ನಿಂಬೆಹಣ್ಣಿನ ಗಾತ್ರದಷ್ಟು ಹುಣಸೆಹಣ್ಣು ನೆನೆಸಿಡಬೇಕು. ಮತ್ತು ಬೆಲ್ಲ, ಉಪ್ಪು, ಒಣಮೆಣಸಿನ್ಕಾಯಿ ಇವುಗಳನ್ನ ಎಲ್ಲ ಮಿಕ್ಸಿ ಮಾಡಬೇಕು. ನಂತರ ಈರುಳ್ಳಿ ಹಾಕಿ ಒಂದು ಸುತ್ತು ಮಿಕ್ಸಿ ಮಾಡಿಬಿಟ್ಟು ಒಂದು ದೊಡ್ಡ ಬಾಣಲೆ ಒಳಗೆ 1 ಸೌಟ್ನಷ್ಟು ಎಣ್ಣೆ ಹಾಕಿಬಿಟ್ಟು ಸಾಸಿವೆ ಸಿಡಿಯಿತು ಈ ಮಿಕ್ಸಿ ಮಾಡಿರೋದನ್ನೆಲ್ಲ ಹಾಕಿ ಚೆನ್ನಾಗಿ 10-15 ನಿಮಿಷ ಫ್ರೈ ಮಾಡಿದರೆ ಖಾರನ್ ಚಟ್ನಿ ರೆಡಿಯಾಗಿರುತ್ತೆ. ಇದು ದೋಸೆ ಜೊತೆಗೆ, ಚಪಾತಿ ಜೊತೆಗೆ, ರೊಟ್ಟಿ ಜೊತೆಗೆ ತುಂಬ ಚೆನ್ನಾಗಿರುತ್ತೆ ತಿನ್ನಲಿಕ್ಕೆ. ಇಷ್ಟು ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಧನ್ಯವಾದಗಳು.
1: ನಿಮಗೂ ಕೂಡ ಧನ್ಯವಾದಗಳು ಲಕ್ಷ್ಮೀ ಸುರೇಶ್ ಮೇಡಮ್. ಚಳ್ಳಕೆರೆ ಭಾಗದಲ್ಲಿ, ಅದರಲ್ಲೂ ನೀವು ನಿಮ್ಮ ಮನೆಯಲ್ಲಿ ಮಾಡುವಂತಹ ಸ್ಪೆಷಲ್ ಕೆಂಪು ಮೆಣಸಿನ ಚಟ್ನಿ ಜೊತೆಗೆ ಚಳ್ಳಕಾಯಿ ಉಪ್ಪಿನಕಾಯನ್ನು ಯಾವ ರೀತಿ ಮಾಡ್ಕೊಳ್ಬೇಕು ಅನ್ನೋದನ್ನು ತುಂಬ ಚೆನ್ನಾಗಿ ತಿಳಿಸ್ಕೊಟ್ರಿ. ಖಂಡಿತವಾಗ್ಲೂ ಈಗ ಉಪ್ಪಿನಕಾಯಿಗಳನ್ನು ಮಾಡಿಟ್ಕೊಳ್ಳುವಂತಹ ಸೀಸನ್ ಬೇರೆ. ಈ ಬೇಸಿಗೆ ಸಮಯದಲ್ಲಿ ವರ್ಷಕ್ಕಾಗುವಷ್ಟು ಉಪ್ಪಿನಕಾಯಿಗಳನ್ನು ಜೊತೆಗೆ ಖಾರದ ಪುಡಿ, ಮೆಣಸಿನ ಪುಡಿ, ಹಾಗೆ ತರತರಹದ ಹಪ್ಪಳಗಳು ಇವೆಲ್ಲವೂ ಕೂಡ ಮಾಡಿಟ್ಕೊಳ್ಳುವಂತಹ ಸಮಯ. ಈಗ ಮಾಡಿಟ್ಕೊಂಡ್ರೆ ಮಳೆಗಾಲದಲ್ಲಿ ಆರಾಮಾಗಿ ಬೆಚ್ಚಗೆ ಕೂತ್ಕೊಂಡು ಎಣ್ಣೆಯಲ್ಲಿ ಫ್ರೈ ಮಾಡಿಕೊಂಡು ಆರಾಮಾಗಿ ತಿನ್ಬೋದು ಕೂಡ. ಮನೇಲಿ ಮಾಡೋದ್ರಿಂದ ಒಂದು ರೀತಿಯಲ್ಲಿ ಖುಷಿ ಇರುತ್ತೆ, ಆರೋಗ್ಯ ಇರುತ್ತೆ, ಜೊತೆಗೆ ಖರ್ಚು ಕೂಡ ಕಡಿಮೆ ಮಾಡ್ಕೊಳ್ಬೋದು. ಈ ಅಂಗಡಿಯಿಂದ ತಂದಂತಹ ಈ ಹಪ್ಪಳ, ಸಂಡಿಗೆ, ಉಪ್ಪಿನಕಾಯಿಗಳು ಅಷ್ಟಾಗಿ ಈಡಾಗೋದಿಲ್ಲ, ಆಗಿಂದಾಗೆ 1 ವಾರ ಅಥವಾ 2 ದಿನ 15 ದಿವಸಕ್ಕೆ ಮುಗ್ದೋಗ್ಬಿಡತ್ತೆ. ಈ ರೀತಿ ಮಾಡಿಟ್ಕೊಳ್ಳೋದ್ರಿಂದ ಮನೆ ಮಂದಿಯೆಲ್ಲ ಖುಷಿಯಾಗಿ ತಿನ್ಬೋದು, ಹಾಗೆ ನಾವು ಮಾಡಿದ್ದೀವಿ ಅನ್ನುವಂತಹ ಒಂದು ಸಂತೋಷ ಕೂಡ ಇದ್ದೇ ಇರುತ್ತೆ ಅಲ್ವಾ. ನೀವು ಕೂಡ ಸ್ನೇಹಿತರೆ ಈ ರೀತಿಯಲ್ಲಿ ಬಗೆ ಬಗೆಯ ಉಪ್ಪಿನಕಾಯಿಗಳನ್ನ, ಹಪ್ಪಳ, ಸಂಡಿಗೆ, ಮಜ್ಜಿಗೆ ಮೆಣಸು, ಜೊತೆಗೆ ಈ ಐಸ್ ಕ್ರೀಮು, ಸಲಾಡ್ಗಳು ಮಾಡ್ತಾ ಇದ್ದೀರಾ, ನೀವು ಕೂಡ ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಿಮ್ಮ ಸ್ಪೆಷಲ್ ರೆಸಿಪಿಗಳನ್ನು ತಿಳಿಸ್ಬೋದು. ನೀವು ಮಾಡಬೇಕಾಗಿರೋದಿಷ್ಟೇ. 9686609 9627 9 9680 9 6279 ಈ ಸಂಖ್ಯೆಗೆ ಮೆಸೇಜ್ ಮಾಡಿ ತಿಳಿಸಿದರೆ ನಾನು ಕೂಡ ನಿಮ್ಮ ಸ್ಪೆಷಲ್ ರೆಸಿಪಿಗಳನ್ನು ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮದಲ್ಲಿ ಪ್ರಸಾರ ಮಾಡ್ತೀನಿ ಅಂತ ಹೇಳ್ತಾ, ಮುಂದಿನ ಸಂಚಿಕೆಯಲ್ಲಿ ಹೊಸ ಹೊಸ ಅಡುಗೆಗಳೊಟ್ಟಿಗೆ ನಾನು ನಿಮ್ಮೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ನೀವು ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಯಾರಿಗಾದ್ರೂ ಬ್ರೈನ್ ಸ್ಟ್ರೋಕ್ ಆಗಿದ್ದನ್ನ ನಾನು ಇದುವರೆಗೂ ನೋಡೇ ಇರ್ಲಿಲ್ಲ. ಇದು ಪ್ಯಾರಾಲಿಸಿಸ್ ಅಟ್ಯಾಕ್ ತರನೇ ಇತ್ತು. ಅಪ್ಪನ ಮುಖ ಇದ್ದಕ್ಕಿದ್ದಂಗೆ ಸೊಟ್ಟಗಾಯಿತು. ನೋಡೋದಕ್ಕೆ ಭಯ ಆಯ್ತು.
1: ಈ ರೀತಿಯ ಪರಿಸ್ಥಿತಿಯಲ್ಲಿ ಶಾಕ್ ಆಗೋದು ಸಹಜ. ಯಾವುದೇ ಎಮರ್ಜೆನ್ಸಿ ಸಿಚುವೇಶನ್ ಅಲ್ಲಿ ಯೋಚನೆ ಮಾಡದೆ ತಕ್ಷಣ ಕರೆ ಮಾಡಿ 9538 9768 ಅಥವಾ ಟೋಲ್ ಫ್ರೀ ಸಂಖ್ಯೆ 1800-30-90309 ಸಹ್ಯಾದ್ರಿ ನಾರಾಯಣ ಹಾಸ್ಪಿಟಲ್, ಶಿವಮೊಗ್ಗ.
2: ಕಾಲೇಜ್ ಲೈಬ್ರರಿ ಅಂದ್ರೆ ತುಂಬಾ ಹೊತ್ತು ಓಪನ್ ಇರಬೇಕು ಅಂತ ಗೊಣಗ್ಬೇಡ್ರಿ. ವಿದ್ಯಾರ್ಥಿಗಳ ಅನುಕೂಲಕ್ಕೆ ಬೆಳಿಗ್ಗೆ 5 ಗಂಟೆಯಿಂದ ರಾತ್ರಿ 11 ಗಂಟೆವರೆಗೆ ಲೈಬ್ರರಿ ಓಪನ್ ಇರುತ್ತೆ. ಜೊತೆಗೆ ಇಂಟರ್ನೆಟ್ ಸೌಲಭ್ಯ ಕೂಡ ಇದೆ.
3: ಶಿವಮೊಗ್ಗದಲ್ಲಿ ಪಿಯು ಸೇರುವವರ ಕನಸಿನ ಸಂಸ್ಥೆ ಶ್ರೀ ಆದಿಚುಂಚನಗಿರಿ ಸ್ವತಂತ್ರ ಪದವಿ ಪೂರ್ವ ಕಾಲೇಜು.
4: ಪ್ರತಿ ವಿದ್ಯಾರ್ಥಿಗೆ ದೊರೆಯುತ್ತಿದೆ ಸಮರ್ಥ ಶಿಕ್ಷಣ. ವಿದ್ಯಾರ್ಥಿಯ ಸರ್ವತೋಮುಖ ಪ್ರಗತಿಗೆ ಆದ್ಯತೆ ನೀಡುವ ಮಲೆನಾಡಿನ ಹೆಮ್ಮೆಯ ಸಂಸ್ಥೆ ಶ್ರೀ ಆದಿಚುಂಚನಗಿರಿ ಸ್ವತಂತ್ರ ಪದವಿ ಪೂರ್ವ ಕಾಲೇಜು, ಶರಾವತಿ ನಗರ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 7483710963. ಸಂಖ್ಯೆ ಮತ್ತೊಮ್ಮೆ 7483710963. ವೆಬ್ಸೈಟ್ www.saipuc.org.in.
5: ಉತ್ತಮ ಭವಿಷ್ಯಕ್ಕೆ ಸೂಕ್ತ ಆಯ್ಕೆ
6: ಶ್ರೀ ಆದಿಚುಂಚನಗಿರಿ ಸ್ವತಂತ್ರ ಪದವಿ ಪೂರ್ವ ಕಾಲೇಜು.
7: ಅಬ್ಬಾ, ಏನ್ ಬಿಸ್ಲು! ಹೊರಗಡೆ ಹೋದ್ರೆ ಬೆವತ್ ಹೋಗ್ತಿವಿ, ಕಾರ್ ತೆಗೆದ್ರೆ ಪೆಟ್ರೋಲ್ ಖರ್ಚಿಗೆ ಹೆದ್ರಿ ಸತ್ತೇ ಹೋಗ್ತಿವಿ.
8: ಕಿರಣ್, ಯೋಚನೆ ಬಿಡು. ಈ ಬೇಸಿಗೆಗೆ ಶಕ್ತಿ ಟೊಯೋಟೋದಲ್ಲಿದೆ ತಂಪು ಸೊಲ್ಯೂಷನ್, ಸ್ವಿಚ್ ಟು ಟೊಯೋಟಾ ಹೈಬ್ರಿಡ್. ಬಿಸಿಲಲ್ಲೂ ಕೂಲ್ ಆಗಿರು.
7: ಹೈಬ್ರಿಡ್ ಅಂದ್ರೆ ಮತ್ತೆ ಅದೇ ಮೈಲೇಜ್ ಮ್ಯಾಜಿಕಲ್ ವಾ?
8: ಹೌದು ಮಗ, ಟೊಯೋಟಾ ಹೈರೈಡರ್ ನೋಡು. 27.97 ಕಿಲೋಮೀಟರ್ ಪರ್ ಲೀಟರ್ ಮೈಲೇಜ್, 100,000 ಪೆಟ್ರೋಲ್ ಉಳಿತಾಯ, ಎಸಿ ಫುಲ್ ಹಾಕಿದ್ರು ಜೇಬಿಗೆ ತಂಪು.
7: ವಾವ್!
8: ಅಷ್ಟೇ ಅಲ್ಲ, ಟೊಯೋಟಾ ಹೈರೈಡರ್ ಮೇಲೆ ಶಕ್ತಿ ಟೊಯೋಟೋದಲ್ಲಿ ಎಕ್ಸ್ಕ್ಲೂಸಿವ್ ಆಫರ್ಸ್ ಕೂಡ ಇದೆ. ಎಕ್ಸ್ಚೇಂಜ್ ಬೆನಿಫಿಟ್ 50,000 ವರೆಗೆ ಸಿಗುತ್ತೆ, ಮತ್ತೆ ಒಟ್ಟು 145,000 ಲಾಭ ಇದೆ. ಹೈರೈಡರ್ ಬೆಲೆ ಕೇವಲ 10.99 ಲಕ್ಷದಿಂದ ಶುರು.
9: ಶಕ್ತಿ ಟೊಯೋಟಾ ಸಮ್ಮರ್ ಬುಕಿಂಗ್ ಆಫರ್ಸ್, ಸ್ಪೆಷಲ್ ಸಮ್ಮರ್ ಡಿಸ್ಕೌಂಟ್ಸ್ ಆನ್ ಸೆಲೆಕ್ಟ್ ಮಾಡೆಲ್ಸ್, ಅಟ್ರಾಕ್ಟಿವ್ ಫೈನಾನ್ಸ್ ಅಂಡ್ ಎಕ್ಸ್ಚೇಂಜ್ ಆಫರ್ಸ್. ಈಗಲೇ ಬುಕ್ ಮಾಡಿ ಶೀಘ್ರವಾಗಿ ಡೆಲಿವರಿ ಪಡೆಯಿರಿ.
7: ಉಳಿತಾಯ ಕೂಡ, ಕೂಲ್ ಸ್ಟೈಲ್ ಕೂಡ. ನಾನು ಈಗಲೇ ಶಕ್ತಿ ಟೊಯೋಟಾಗೆ ಹೊರಟೆ.
9: ಶಕ್ತಿ ಟೊಯೋಟಾ ಬೈಪಾಸ್ ರಸ್ತೆ, ವಿದ್ಯಾನಗರ, ಶಿವಮೊಗ್ಗ. ಕಾಲ್ 0804184730. ಶಕ್ತಿ ಟೊಯೋಟಾ, ಈಗಿನ ಚಾಯ್ಸ್, ನಾಳೆಯ ಸೇವಿಂಗ್.
10: ನಮಸ್ಕಾರ, ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್ಜೆ ಮಹಾಲಕ್ಷ್ಮಿ. ನೀವು ಕೇಳ್ತಾ ಇರೋದು ಸುತ್ತಮುತ್ತ ಕಾರ್ಯಕ್ರಮ. ಪಾಶ್ಚಾತ್ಯ ದೇಶಗಳ ರಾಷ್ಟ್ರೀಯತೆಯಲ್ಲಿ ಜನಾಂಗ ಕಲ್ಪನೆ ಇದೆ, ಆದರೆ ಭಾರತದ ರಾಷ್ಟ್ರೀಯತೆ ಎಂಬುದು ಇಡೀ ಐಕ್ಯತೆಯ ಸತ್ವ ಮತ್ತು ಆಧ್ಯಾತ್ಮವಾಗಿದೆ. ಪರಂಪರೆ ಹಾಗೂ ಸಂಸ್ಕೃತಿ ಮೇಲೆ ಅವಲಂಬಿತವಾಗಿದೆ ಎನ್ನುವುದನ್ನು ಸಾಹಿತ್ಯದಲ್ಲಿ ತೆರೆದಿಟ್ಟವರು ರಾಷ್ಟ್ರಕವಿ ಕುವೆಂಪು ಎಂದು ದಾವಣಗೆರೆ ವಿಶ್ವವಿದ್ಯಾಲಯದ ಸಹ ಪ್ರಾಧ್ಯಾಪಕ ಡಾಕ್ಟರ್ ಟಿಎಲ್ ಪ್ರವೀಣ್ ಹೇಳಿದರು. ಶಿವಮೊಗ್ಗ ನಗರದ ಕರ್ನಾಟಕ ಸಂಘದಲ್ಲಿ ಅಭಿವ್ಯಕ್ತಿ ಟ್ರಸ್ಟ್ನಿಂದ ಶಿವಮೊಗ್ಗ ಸಾಹಿತ್ಯ ಹಬ್ಬ ಮೊದಲ ಆವೃತ್ತಿಯ 2ನೇ ದಿನದ ಮೊದಲ ಗೋಷ್ಠಿಯಲ್ಲಿ ಕುವೆಂಪು ಸಾಹಿತ್ಯದಲ್ಲಿ ರಾಷ್ಟ್ರೀಯತೆ ಹಾಗೂ ಪ್ರಾದೇಶಿಕ ಸಮನ್ವಯತೆ ಈ ಕುರಿತು ಮಾತನಾಡಿ, ಮಿತಿಗಳನ್ನು ಮೀರಿದಾಗ ಉನ್ನತಿ ಸಾಧ್ಯ ಎಂದವರು ಕುವೆಂಪು. ಪ್ರಗತಿಪರರು ಕುವೆಂಪು ಅವರನ್ನು ಹೆಸರು ಬಳಸಿ ಅವರ ವಿಚಾರವನ್ನು ಮಂಡಿಸುವ ಕಾರ್ಯವನ್ನು ಸದಾ ಮಾಡಿದರು, ಆದರೆ ಕುವೆಂಪು ಸಾಹಿತ್ಯದ ನೈಜತೆ ಮರೆಮಾಚಿದರು ಎಂದು ಬೇಸರ ವ್ಯಕ್ತಪಡಿಸಿದರು. ಕುವೆಂಪು ಅವರ ಸಾಹಿತ್ಯದಲ್ಲಿನ ರಾಷ್ಟ್ರೀಯತೆ ಮರೆಮಾಚಿದ್ದೇವೆ, ಭಾರತ ಕರ್ನಾಟಕ ತದ್ವಿರುದ್ಧವಲ್ಲ, ತಾಯಿ ಮಗಳ ಹಾಗೆ ಎಂಬುದನ್ನು ಕುವೆಂಪು ಅವರ ಸಾಹಿತ್ಯದಲ್ಲಿ ನೋಡಬಹುದು. ಭಾರತದ ಸ್ವಾತಂತ್ರ್ಯ ಹಾಗೂ ಕರ್ನಾಟಕದ ಅಸ್ಮಿತೆಗೆ ಹೋರಾಟ ನಡೆಯುತ್ತಿದ್ದ ಕಾಲಘಟ್ಟ ಕುವೆಂಪು ಅವರದು. ಭಾರತ ಜನನಿಯ ತನುಜಾತೆ, ಜಯ ಹೇ ಕರ್ನಾಟಕ ಮಾತೆ ಎಂಬ ಅವರ ಸಾಲುಗಳೇ ಭಾರತ, ಕರ್ನಾಟಕ ತದ್ವಿರುದ್ಧವಲ್ಲ ಎಂಬ ನಿಲುವು ತೋರಿಸಿದೆ ಎಂದರು. ಭಾರತದ ಐಕ್ಯತೆ ಅತ್ಯಂತ ಮುಖ್ಯ. ಕನ್ನಡಕ್ಕಾಗಿ ಕೈಯೆತ್ತಿ ಎಂದು ಹೇಳುವವರು ಮುಂದಿನದು ಭಾರತ ಎಂಬುದನ್ನು ಮರೆಯುತ್ತಿರುವುದು ಬೇಸರದ ಸಂಗತಿ. ಕನ್ನಡಿಗ, ಭಾರತೀಯ ಎಂಬ ವಿಷಯ ಮುಖಾಮುಖಿ ಮಾಡುವ ಸಂದರ್ಭವೇ ಇಲ್ಲ. ವಿಭಜಿಸುವ ತಂತ್ರ ಅದು ಬಾಲಿಷವಾದುದು. ವೇದ ಉಪನಿಷತ್ಗಳ ಮೂಲಕ ನಾವು ಈವರೆಗೂ ಐಕ್ಯತೆ ಸಾಧಿಸುತ್ತಾ ಬಂದಿದ್ದೇವೆ, ಅದರ ಮೂಲಕ ನಾವು ಸಾಗಬೇಕು ಎಂದು ಹೇಳಿದರು. 1960ರ ನಂತರದಲ್ಲಿ ಜಾತ್ಯಾತೀತ ರಾಜಕೀಯದಡಿ ಕನ್ನಡ ಬೌದ್ಧಿಕ ಜಗತ್ತು ಅಸ್ತಿತ್ವ ಕಾಣುವ ಸಂದರ್ಭ ಕುವೆಂಪು ಅವರ ಸಾಹಿತ್ಯವನ್ನು ಸೀಮಿತಗೊಳಿಸಿದರು. ಭಾರತೀಯ ಸಂಸ್ಕೃತಿಯಲ್ಲಿ ಮೌಢ್ಯವಿದೆ ಎಂಬ ಜಾತ್ಯತೀತವಾದದ ವಿಚಾರವನ್ನು ಮಾತ್ರ ಮುಂದೆ ತರಲಾಯಿತು. ಆದರೆ ಕುವೆಂಪು ಅವರ ವೈಚಾರಿಕತೆ ಅದರಿಂದ ಭಿನ್ನವಾಗಿತ್ತು, ಅದು ಮುನ್ನೆಲೆಗೆ ಬರಲೇ ಇಲ್ಲ ಎಂದರು. ಬೆಂಗಳೂರು ವಿಶ್ವವಿದ್ಯಾಲಯದ ಸಹ ಪ್ರಾಧ್ಯಾಪಕಿ ಡಾಕ್ಟರ್ ಅಶ್ವಿನಿ ದೇಸಾಯಿ ಮಾತನಾಡಿ, ಕುವೆಂಪು ಅವರದು ಭಾರತ ಒಗ್ಗೂಡಿಸುವ ಕಾಲಘಟ್ಟ. ಯುರೋಪಿಯನ್ ಕಲೋನಿಯಲ್ ವಿಚಾರ ತಿರಸ್ಕರಿಸಿ ಭಾರತದ ರಾಷ್ಟ್ರೀಯತೆ ಮುಂದಿಡುವ ಪ್ರಯತ್ನವನ್ನು ಕುವೆಂಪು ಹಾಗೂ ಮಾಸ್ತಿ ಅವರು ಮಾಡಿದರು ಎಂದು ತಿಳಿಸಿದರು. ರಾಷ್ಟ್ರೀಯತೆಯ ಕಲ್ಪನೆ ತಿಳಿಸುವ ಕೆಲಸ ಸ್ವಾತಂತ್ರ್ಯದ ಸಂದರ್ಭದಲ್ಲಿ ಸಾಹಿತಿಗಳಿಗಿತ್ತು. ಅಜ್ಞಾನ ತೊರೆದು ಜ್ಞಾನದೆಡೆಗೆ ಸಾಗಿ ಎಂಬುದು ಕುವೆಂಪು ಸಾಹಿತ್ಯದಲ್ಲಿದೆ. ಸಂಸ್ಕೃತಿ ಹಿನ್ನೆಲೆಯ ದೃಷ್ಟಿಯಲ್ಲಿ ರಾಷ್ಟ್ರೀಯತೆ ಕಟ್ಟಿಕೊಳ್ಳಲು ಕುವೆಂಪು ಸಾಹಿತ್ಯ ಓದಬೇಕು ಎಂದರು. ಸಮನ್ವಯಕಾರ ರೋಹಿತ್ ಚಕ್ರತೀರ್ಥ ಇದ್ದರು. ಮುಂದಿನ ವಿವರ. ರಾಷ್ಟ್ರಕವಿ ಕುವೆಂಪು ಅವರದು ವರ್ಣನಾತ್ಮಕ ಕಾದಂಬರಿಯಾದರೆ ಸಾಹಿತಿ SL ಭೈರಪ್ಪ ಅವರದು ಕಲಾತ್ಮಕ ವಿಚಾರ ಸೇರಿದ ಕಾದಂಬರಿ ಎಂದು ಕಾದಂಬರಿಕಾರ ಡಾಕ್ಟರ್ ಅಜಕ್ಕಳ ಗಿರೀಶ್ ಭಟ್ ಹೇಳಿದರು. ಭೈರಪ್ಪ ಅವರ ಸಾಹಿತ್ಯ ಕನ್ನಡ ಓದುಗ ವಲಯವನ್ನು ಉಳಿಸಿ ಬೆಳೆಸಿದ ಪರಿ ಕುರಿತು ಮಾತನಾಡಿದ ಅವರು, ಆನಕೃಷ್ಣರಾವ್ BV ಕಾರಂತರ ಕಾದಂಬರಿಗಳಲ್ಲಿ ರಸಸ್ವಾದ ಕಡಿಮೆ ಅಂತ ಭೈರಪ್ಪನವರ ಅಭಿಪ್ರಾಯ. ಭೈರಪ್ಪನವರು ಬರೆಯಲು ಆರಂಭಿಸಿದ್ದು 50ರ ಕೊನೆ 60ರ ದಶಕದ ಆರಂಭ. ಪ್ರಗತಿಶೀಲ ಚಳವಳಿಯ ಕಾಲವದು. ಭಾವದೊಂದಿಗೆ ವಿಚಾರಗಳನ್ನು ಬೆರೆಸಿದ ಕಾದಂಬರಿಗಳನ್ನು ಜನಪ್ರಿಯಗೊಳಿಸಿದ ಕೀರ್ತಿ ಭೈರಪ್ಪ ಅವರದು ಎಂದರು. ಭೈರಪ್ಪ ಅವರ ಕಾದಂಬರಿಯಲ್ಲಿ ಸಮಷ್ಟಿಯ ದೃಷ್ಟಿ ಇದ್ದವು. ಒಬ್ಬ ರಚನಾತ್ಮಕ ಕಾದಂಬರಿಕಾರನಾಗಿ ತಮ್ಮ ಸ್ವಾತಂತ್ರ್ಯವನ್ನು ಉಳಿಸಿಕೊಂಡರು. 4 ತಲೆಮಾರುಗಳು ಇವರ ಕಾದಂಬರಿಗಳನ್ನು ಓದಿದ್ದಾರೆ ಎಂದು ಹೇಳಿದರು. ಕಾದಂಬರಿಕಾರ MR ದತ್ತಾತ್ರಿ ಮಾತನಾಡಿ, ಕತೆ ಬರೆಯಲು ಹೇಳಿಕೊಟ್ಟಿದ್ದು ಮಾಸ್ತಿ ಅವರು, ಇದಕ್ಕೆ ವಿಚಾರ ಸೇರಿಸಿದ್ದು ಕಾರಂತರು, ಪಾತ್ರದ ಆಳಕ್ಕೆ ಇಳಿಯುವುದು ಯಶವಂತ ಚಿತ್ತಾಲರು. ಇವು 3 ಸೇರಿದ್ದು ಭೈರಪ್ಪ ಅವರದು. 50ರಿಂದ 80ರ ಕಾಲ ಸ್ಥಿತ್ಯಂತರ ಕಾಲಘಟ್ಟ. ಆ ಕಾಲದಲ್ಲಿ ಧೀರ ಸಾಹಿತ್ಯ ರಚನೆ ಭೈರಪ್ಪ ಅವರದು ಎಂದರು. ಸಾಹಿತಿ ಸಹನ ವಿಜಯಕುಮಾರ್ ಸಮನ್ವಯಕಾರರಾಗಿ ಕಾರ್ಯನಿರ್ವಹಿಸಿದರು. ಮುಂದಿನ ವಿವರ. ವಚನ ಚಳುವಳಿಯನ್ನೇ ವೈದಿಕ ಪರಂಪರೆಗೆ ವಿರುದ್ಧವಾದ ಚಳುವಳಿ ಎಂಬಂತೆ ನಿರೂಪಿಸಿ ಜನಪ್ರಿಯಗೊಳಿಸಲಾಗಿದೆ. ಶಿವಾನುಭವ ಮಾರ್ಗಶಿವ ಭಕ್ತನ ಅಂತಿಮ ಮಾರ್ಗ. ಅಲ್ಲಿ ಅದ್ವೈತ ತತ್ವ, ಶಿವಯೋಗ ಬೇಕು ಎಂದು ಕುವೆಂಪು ವಿಶ್ವವಿದ್ಯಾಲಯದ ಇತಿಹಾಸ ಪ್ರಾಕ್ತನ ಶಾಸ್ತ್ರ ವಿಭಾಗದ ನಿವೃತ್ತ ಪ್ರಾಧ್ಯಾಪಕ ಪ್ರೊಫೆಸರ್ ರಾಜಾರಾಮ ಹೆಗಡೆ ಹೇಳಿದರು. ಅಕ್ಕ ಅಲ್ಲಮ್ಮ ಅರಿವಿನ ಆಯಾಮಗಳು. ಈ ಕುರಿತು ಮಾತನಾಡಿದ ಅವರು, ಷಟ್ಸ್ಥಲ ಹಂತಗಳ ಮೂಲಕ ಗಮ್ಯವನ್ನು ತಲುಪಬೇಕು. ಶಂಕರರ ವಿವೇಕ ಚೂಡಾಮಣಿಯಲ್ಲೂ ಪರತತ್ವವನ್ನು ತಿಳಿದುಕೊಂಡ ಮೇಲೆ ಶಾಸ್ತ್ರಗಳು ನಿಷ್ಪ್ರಯೋಜಕ ಎಂದಿದೆ. ಆಚರಣೆಗಳನ್ನು ಮಾಡಬಾರದು ಎಂದಿಲ್ಲ. ಗಮ್ಯವನ್ನು ಆಚರಣೆಗಳ ಮೂಲಕವೇ ತಲುಪುವ ಸೂಕ್ಷ್ಮತೆಯನ್ನು ಶಿಷ್ಯರಿಗೆ ಕಲಿಸಬೇಕಾಗುತ್ತದೆ. ಸಾಧನವನ್ನು ಹೇಗೆ ಉಪಯೋಗಿಸಬೇಕು ಎಂಬುದನ್ನು ತಿಳಿಸಬೇಕು ಎಂದರು. ಸಂಶೋಧಕ ಹಾಗೂ ಟ್ರಾನ್ಸ್ ಡಿಸಿಪ್ಲಿನರಿ ಹೆಲ್ತ್ ಆ್ಯಂಡ್ ಸೈನ್ಸ್ ವಿಶ್ವವಿದ್ಯಾಲಯದ ಸಹಾಯಕ ಪ್ರಾಧ್ಯಾಪಕ ಹರ್ಷಿತ್ ಜೋಸೆಫ್ ಮಾತನಾಡಿ, ಪ್ರಸ್ತುತ ಚರ್ಚೆಯನ್ನು ಗಮನಿಸಿದಾಗ ವಚನಗಳು ಅವೈದಿಕ ಹೇಗೆ ಎಂಬುದು ಗೊಂದಲವಿದೆ. ತರ್ಕ ದೋಷ ಎದ್ದು ಕಾಣಿಸುತ್ತದೆ ಎಂದರು. ಕುವೆಂಪು ವಿಶ್ವವಿದ್ಯಾಲಯದ ಪ್ರಾಧ್ಯಾಪಕ ಷಣ್ಮುಖ ಸಮನ್ವಯಕಾರರಾಗಿದ್ದರು. ಇಂತಹ ಮತ್ತಷ್ಟು ಅಪ್ಡೇಟ್ಸ್ ಕೊಡ್ತೀನಿ, ಅಲ್ಲಿವರೆಗೂ ನೀವು ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಮತ್ತೊಮ್ಮೆ ಸುತ್ತಮುತ್ತ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಆರ್ಜೆ ಮಹಾಲಕ್ಷ್ಮಿ. ನೈಜ ಕೌಶಲವನ್ನು ಮಕ್ಕಳಿಗೆ ನೀಡುವಲ್ಲಿ ನಾವೆಲ್ಲ ಸೋತಿದ್ದು, ಅವರಲ್ಲಿ ಕ್ರಿಯಾತ್ಮಕತೆಯನ್ನು ಕಲಿಸುವತ್ತ ಗಮನ ಹರಿಸಬೇಕಿರುವುದು ಇಂದಿನ ಅಗತ್ಯ ಎಂದು ಪರಿಸರ ತಜ್ಞ ಶಿವಾನಂದ ಕಳವೆ ಹೇಳಿದರು. ಪರಿಸರ ಅವ್ಯಕ್ತ ವಿಸ್ಮಯಗಳ ಆಗರ ಈ ವಿಷಯದ ಕುರಿತು ಮಾತನಾಡಿದ ಅವರು, ಇಂದಿನ ಮಕ್ಕಳಿಗೆ ಹಿರಿಯರಲ್ಲಿದ್ದ ಪ್ರಜ್ಞೆಯನ್ನು ಮೂಡಿಸಬೇಕು. ಕಳೆಗಿಡದ ಬದಲು ಫಲ ನೀಡುವ ಗಿಡಗಳನ್ನು ಬೆಳೆಸುವ ಪ್ರಜ್ಞೆ ನಮ್ಮಲ್ಲಿ ಕಣ್ಮರೆಯಾಗಿದೆ. 300 mm ಮಳೆ ಬೀಳುವ ಆಸ್ಟ್ರೇಲಿಯಾದ ಅಕೇಶಿಯಾ ಸಸಿಯನ್ನು 3,500 ಮತ್ತು 4,000 mm ಮಳೆ ಬೀಳುವ ಯಾಣದಂತಹ ಸ್ಥಳದಲ್ಲಿ ಬೆಳೆಸಿದ್ದೇವೆ ಎಂದರೆ ಮೂರ್ಖತನದ ಮನಸ್ಥಿತಿ ಎಂದು ವಿಷಾದಿಸಿದರು. ಪತ್ರಕರ್ತ ಹರ್ಷವರ್ಧನ್ ಶೀಲವಂತ ಮಾತನಾಡಿ, ಮನೆಯ ಅಂಗಳದಲ್ಲಿಯೇ ಮದ್ದು ಗಿಡಮೂಲಿಕೆಗಳನ್ನು ಬೆಳೆದು ಪರಿಸರ ಪ್ರಜ್ಞೆಯನ್ನು ಕಂಡುಕೊಳ್ಳಬೇಕು. ಪರಿಸರ ಎಲ್ಲವನ್ನು ನೀಡಿದೆ, ಸ್ವೀಕರಿಸುವುದು ನಮ್ಮ ಕೆಲಸ, ನಂತರ ಕಾಪಾಡಿಕೊಳ್ಳುವ ಜವಾಬ್ದಾರಿ ನಮ್ಮದು. ಆಧುನಿಕ ಸವಾಲಿನಲ್ಲಿ ಸಮರ್ಥವಾಗಿ ಇದನ್ನು ಮೀರಿ ನಿಲ್ಲಬೇಕಿದೆ ಎಂದರು. ಸಮನ್ವಯಕಾರ ವಿನಯ್ ಶಿವಮೊಗ್ಗ ಇದ್ದರು. ಮುಂದಿನ ವಿವರ. ರಾಷ್ಟ್ರಕವಿ ಜೆಎಸ್ ಶಿವರುದ್ರಪ್ಪ ಅವರು ಕನ್ನಡದ ಸಾಂಸ್ಕೃತಿಕ ಪ್ರಜ್ಞೆಯ ರಾಯಭಾರಿ. ಬದುಕಿನುದ್ದಕ್ಕೂ ಸಾಹಿತ್ಯದ ಕೀರ್ತಿಯನ್ನು ಉನ್ನತ ಶಿಖರಕ್ಕೆ ಕೊಂಡೊಯ್ದರು ಎಂದು ನಿವೃತ್ತ ಪ್ರಾಧ್ಯಾಪಕಿ ಡಾಕ್ಟರ್ ಕಿರಣ್ ದೇಸಾಯಿ ಹೇಳಿದರು. ಸಾಮಗಾನ ವಿಷಯದ ಕುರಿತು ಮಾತನಾಡಿದ ಅವರು, ಕುವೆಂಪು ಅವರ ನೇರ ಶಿಷ್ಯರು ಜಿಎಸ್ಎಸ್. ಕಾವ್ಯ ಓದುವ ಸಂಪ್ರದಾಯ ಮರೆಯುತ್ತಿರುವ ಸಂದರ್ಭದಲ್ಲಿ ಇಂತಹ ಸಾಹಿತ್ಯ ಹಬ್ಬದಲ್ಲಿ ಜಿಎಸ್ಎಸ್ ಕಾವ್ಯ ಸಂವಾದ ನಡೆಸುತ್ತಿರುವುದು ಖುಷಿಯ ಸಂಗತಿ ಎಂದು ತಿಳಿಸಿದರು. ಪೆಸ್ ಪಿಯು ಕಾಲೇಜಿನ ಸಂಸ್ಕೃತ ಉಪನ್ಯಾಸಕಿ ಡಾಕ್ಟರ್ ಮೈತ್ರಿಯಿ ಆದಿತ್ಯ ಪ್ರಸಾದ್ ಮಾತನಾಡಿ, ನೆಲ ಜಲ ಸೇರಿ ಪಂಚಭೂತಗಳನ್ನು ಸಂರಕ್ಷಿಸುವ ಹೊಣೆಗಾರಿಕೆಯನ್ನು ನೆನಪಿಸುವ ಕೆಲಸ ಜಿಎಸ್ಎಸ್ ಕವನಗಳಲ್ಲಿದೆ ಎಂದರು. ಪರಿಶ್ರಮಕ್ಕೆ ಮಿಗಿಲಾದದ್ದು ಇಲ್ಲ. ಅಪ್ರತಿಮ ವೀರತ್ವ, ಶೌರ್ಯ, ಸಹನೆ, ಧರ್ಮವನ್ನೆಲ್ಲವನ್ನು ಭಾವನಾತ್ಮಕವಾಗಿಯಷ್ಟೇ ಅಲ್ಲ ಹೊಣೆಗಾರಿಕೆ ತಿಳಿಸುತ್ತದೆ. ಯುವ ಸಮೂಹಕ್ಕೆ ಭೂತಕಾಲದ ಸಂದೇಶದಿಂದ ವರ್ತಮಾನವನ್ನು ತೋರುವ ಮೂಲಕ ಸಮಷ್ಟಿಯ ಪ್ರಗತಿ ಕರ್ತವ್ಯ ಭಾವಕ್ಕೆ ನಮ್ಮನ್ನೆಲ್ಲ ಅವರ ಕವನ ಕರೆದೊಯ್ಯುತ್ತದೆ. ತನ್ಮೂಲಕ ದೇಶ ನಿರ್ಮಾಣದಲ್ಲಿ ತನ್ನದೇ ಪಾತ್ರವನ್ನು ಜಿಎಸ್ಎಸ್ನವರ ಕವನ ನಿರ್ವಹಿಸಿದೆ ಎಂದು ಹೇಳಿದರು. ಹೊಸನಗರದ ಪ್ರಥಮ ದರ್ಜೆ ಕಾಲೇಜಿನ ಕನ್ನಡ ಸಹಾಯಕ ಪ್ರಾಧ್ಯಾಪಕಿ ಮೇದಿನಿ ಕೆಸವಿನ ಮನೆ, ಕರ್ನಾಟಕ ಪಬ್ಲಿಕ್ ಶಾಲಾ ಶಿಕ್ಷಕ ಡಾಕ್ಟರ್ ಬಸವರಾಜಪ್ಪ ಹಾಗೂ ಡಾಕ್ಟರ್ ಪ್ರಸಾದ್ ಬಾಪಟ್ ಕಾವ್ಯ ಸಂವಾದಕರಾಗಿ ಪಾಲ್ಗೊಂಡಿದ್ದರು. ಮುಂದಿನ ವಿವರ. ಜ್ಞಾನ ಎಂಬುದು ಮನುಷ್ಯನಿಗೆ ಅತ್ಯಂತ ಪವಿತ್ರವಾಗಿದ್ದು, ಮನುಷ್ಯ ಅದರ ಅರಿವನ್ನು ಪಡೆದಾಗ ಜೀವನ ಸಾರ್ಥಕವಾಗಲಿದೆ. ಅರಿವಿನ ಅಭಾವವೇ ಸರ್ವ ವಿಧವಾದ ಸಂಕಷ್ಟ, ನೋವು, ಭಯಗಳಿಗೆ ಮೂಲ ಕಾರಣವಾಗಲಿದೆ ಎಂದು ಹರಿಹರಪುರದ ಶ್ರೀ ಸ್ವಯಂ ಪ್ರಕಾಶ್ ಸಚ್ಚಿದಾನಂದ ಸರಸ್ವತಿ ಸ್ವಾಮೀಜಿ ಹೇಳಿದರು. ಶಿವಮೊಗ್ಗ ನಗರದ ಕುವೆಂಪು ರಂಗಮಂದಿರದಲ್ಲಿ ವಿದ್ವಾನ್ ಹೊಸಳ್ಳಿ ಕೆ ವೆಂಕಟರಾಮ್ ನಾಗರಿಕ ಅಭಿನಂದನಾ ಸಮಿತಿಯಿಂದ ಕಲಾ ತಪಸ್ವಿ ವಯೋಲಿನ್ ಮಾಂತ್ರಿಕ ವಿದ್ವಾನ್ ಹೊಸಳ್ಳಿ ಕೆ ವೆಂಕಟರಾಮ್ ಅವರಿಗೆ ನಾದವಂದನೆ ಸಮಾರಂಭದ ಸಾನ್ನಿಧ್ಯ ವಹಿಸಿ ಆಶೀರ್ವಚನ ನೀಡಿದರು. ನಾದಾನುಸಂಧಾನ ಇಲ್ಲದೆ ಮನುಷ್ಯನಿಗೆ ನಿಜವಾದ ಪಾರಮಾರ್ಥಿಕ ಜ್ಞಾನ ಬರುವುದಕ್ಕೆ ಸಾಧ್ಯವಿಲ್ಲ. ನಾದಾನುಸಂಧಾನವನ್ನು ಕೇವಲ ಲೌಕಿಕವಾಗಿ ಬಳಸಿಲ್ಲ, ಪರಮೋಚ್ಚವಾಗಿ ಜ್ಞಾನ ಪಡೆಯಲು ಬಳಸಿಕೊಂಡಿದ್ದಾರೆ. ಜೀವನದಲ್ಲಿ ಪ್ರತಿಯೊಬ್ಬರಿಗೂ ಮಂಗಳ ಆಗಬೇಕಿದೆ. ಸಮಾಜ, ಪ್ರಕೃತಿ, ಗುರು ಹಿರಿಯರಿಗೆ ಋಣ ತೀರಿಸಬೇಕಿದೆ. ಮನುಷ್ಯನಿಗೆ ಆತ್ಮೋದ್ಧಾರಕ್ಕೆ ಪೂರಕವಾಗಿದ್ದಾಗ ಮಾತ್ರ ಮಂಗಳ ಪ್ರಾಪ್ತಿ ಆಗಲಿದೆ. ಆತ್ಮೋದ್ಧಾರದಿಂದ ವಿಶ್ವದ ಕಲ್ಯಾಣ ಸಾಧ್ಯವಾಗಲಿದೆ ಎಂದರು. ಭಾರತೀಯ ಸಂಸ್ಕೃತಿ ಮತ್ತು ಸನಾತನ ಧರ್ಮದಲ್ಲಿ ಭಗವಂತನಿಗೆ ಬ್ರಹ್ಮಾಂಡಕ್ಕೆ ಕಾರಣೀಭೂತವಾಗಿರುವ ಮೂಲತತ್ವಕ್ಕೆ ಶಬ್ದಬ್ರಹ್ಮ ಎಂಬ ಹೆಸರಿದೆ. ಸೃಷ್ಟಿ, ಸ್ಥಿತಿ ಮತ್ತು ಲಯಗಳಿಗೆ ಕಾರಣೀಭೂತವಾಗಿರುವ ಮೂಲತತ್ವಗಳನ್ನು ಅರಿತುಕೊಳ್ಳುವುದಕ್ಕೆ ನಾದಸಂಧಾನ ಒಂದು ಮಾರ್ಗವಾಗಿದೆ. ಈ ನಾದಾನುಸಂಧಾನದಿಂದ ಆತ್ಮಾನುಸಂಧಾನವು ಓಂಕಾರದಲ್ಲಿ ಐಕ್ಯವಾಗುತ್ತದೆ ಎಂದು ಹೇಳಿದರು. ಸಮಿತಿಯ ಕಾರ್ಯಾಧ್ಯಕ್ಷ ವಿದ್ವಾನ್ ಶೃಂಗೇರಿ ಎಚ್ಎಸ್ ನಾಗರಾಜ್ ಪ್ರಾಸ್ತಾವಿಕ ಮಾತನಾಡಿ, ಮೊದಲ ಬಾರಿಗೆ ಸಂಗೀತಗಾರನಿಗೆ ನಾಗರಿಕ ಸನ್ಮಾನ ಆಗುತ್ತಿರುವುದು ವಿಶೇಷ. ಇದೊಂದು ಆನಂದದ ಕಾರ್ಯಕ್ರಮವಾಗಿದ್ದು ಸಂಗೀತವು ಭಗವತ್ ಉಪಾಸನ ಮತ್ತು ಆಧ್ಯಾತ್ಮದ ವಸ್ತುವಾಗಿದೆ. ಕರ್ನಾಟಕ ಶಾಸ್ತ್ರೀಯ ಸಂಗೀತ ಬರುವ ಮುನ್ನ ವೀಣೆ, ಹಾರ್ಮೋನಿಯಂ ಇಟ್ಟುಕೊಂಡು ಪಕವಾದ್ಯ ನಡೆಸಲಾಗುತ್ತಿತ್ತು. ವಯೋಲಿನ್ ಯಾವುದೇ ಸಂಗೀತಕ್ಕೂ ಒಗ್ಗುವ ವಾದ್ಯವಾಗಿದೆ. ವಯೋಲಿನ್ ಎಂಬುದು ಬಹು ಬೇಡಿಕೆಯ ವಾದ್ಯವಾಗಿದೆ ಎಂದು ಹೇಳಿದರು. ಮಲೆನಾಡಿನ ಧನುರ್ವೀರ್ಣ ಆಚಾರ್ಯ ಬಿರುದು ನೀಡಿ ವಯೋಲಿನ್ ಮಾಂತ್ರಿಕ ವಿದ್ವಾನ್ ಹೊಸಹಳ್ಳಿ ಕೆ ವೆಂಕಟರಾಮ್ ದಂಪತಿಗೆ ನಾದವಂದನೆ ಸಮರ್ಪಿಸಲಾಯಿತು. ಪ್ರಖ್ಯಾತ ವಯೋಲಿನ್ ವಾದಕ ಆರ್ ಕೆ ಶ್ರೀರಾಮ್ ಕುಮಾರ್ ಮುಖ್ಯ ಅತಿಥಿಯಾಗಿದ್ದರು. ಬೆಂಗಳೂರಿನ ವಿದ್ವಾನ್ ಆರ್ ಎನ್ ತ್ಯಾಗರಾಜನ್, ಹಿರಿಯ ಪತ್ರಕರ್ತ ಚಂದ್ರಕಾಂತ್, ನಂಜುಂಡಸ್ವಾಮಿ, ಕೂದುವಳ್ಳಿ ಮಂಜುನಾಥ್, ಶಂಕರನಾರಾಯಣ್, ಲಕ್ಷ್ಮೀಕೇಶವ ಅವಧಾನಿ, ಪ್ರಮುಖರಾದ ಎಚ್ ಕೆ ಕೇಶವಮೂರ್ತಿ, ನರೇಂದ್ರ, ಹೊಸಳ್ಳಿ ರಘುರಾಮ್, ಅರವಿಂದ ಹೊಳ್ಳ ಪ್ರಸಾದ್, ಭಾರದ್ವಾಜ್ ಮತ್ತಿತರರು ಉಪಸ್ಥಿತರಿದ್ದರು. ಇಂತಹ ಮತ್ತೊಂದಿಷ್ಟು ಅಪ್ಡೇಟ್ಸ್ ಕೊಡ್ತೀನಿ, ಅಲ್ಲಿವರೆಗೂ ನೀವು ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಜನಗಣತಿಯ ಮೊದಲ ಹಂತದಲ್ಲಿ ಮನೆಪಟ್ಟಿ ಮತ್ತು ಮನೆಗಣತಿಯನ್ನು ನಡೆಸಲಾಗುವುದು. ಇದು ನಿಮ್ಮ ವಾಸಸ್ಥಳ ಮತ್ತು ವಸತಿಯ ಬಗ್ಗೆ ವಿವರಗಳನ್ನು ದಾಖಲಿಸುತ್ತದೆ. ನಮ್ಮ ಭಾಗವಹಿಸುವಿಕೆಯ ಮೂಲಕ ಈ ಪ್ರಯತ್ನವನ್ನು ಯಶಸ್ವಿಗೊಳಿಸೋಣ. ಪ್ರತಿಯೊಬ್ಬ ವ್ಯಕ್ತಿಯು ಸೇರಲಿ, ಪ್ರತಿ ಕುಟುಂಬವು ಭಾಗವಹಿಸಲಿ ಮತ್ತು ರಾಷ್ಟ್ರವು ಮುಂದುವರಿಯಲಿ. ಜನಗಣತಿ 2027, ನಮ್ಮ ಜನಗಣತಿ ನಮ್ಮ ವಿಕಾಸ.
1: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
2: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
1: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
3: ಮತ್ತೊಮ್ಮೆ ಸುತ್ತಮುತ್ತ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಆರ್ಜ ಶ್ರೀಧರ್. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.9 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯು ಮೆಟ್ರಿಕ್ ನಂತರದ ಕೋರ್ಸುಗಳಲ್ಲಿ ವ್ಯಾಸಂಗ ಮಾಡುತ್ತಿರುವ ಹಿಂದುಳಿದ ವರ್ಗಗಳ ವಿದ್ಯಾರ್ಥಿಗಳು ಹಾಗೂ ಪ್ರವರ್ಗ 1 ಅಲೆಮಾರಿ ಅಥವಾ ಅರೆ ಅಲೆಮಾರಿ ಜನಾಂಗದ ವಿದ್ಯಾರ್ಥಿಗಳಿಂದ 2025-26 ಸಾಲಿನ ಶುಲ್ಕ ಮರುಪಾವತಿ ಕಾರ್ಯಕ್ರಮದ ಸೌಲಭ್ಯಕ್ಕಾಗಿ ಆನ್ಲೈನ್ ಮೂಲಕ ಅರ್ಜಿ ಆಹ್ವಾನಿಸಿದೆ. ಅರ್ಜಿ ಸಲ್ಲಿಸಲು sp.postmatric.karnataka.gov.in ಮೂಲಕ ಅರ್ಜಿ ಸಲ್ಲಿಸಬಹುದು. ಕೊನೆಯ ದಿನಾಂಕವನ್ನು 16 ವಿಸ್ತರಿಸಲಾಗಿದೆ ಎಂದು ಇಲಾಖೆಯ ಜಿಲ್ಲಾಧಿಕಾರಿಗಳು ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ಹೆಚ್ಚಿನ ಮಾಹಿತಿಗಾಗಿ ಇಲಾಖೆಯ ಸಹಾಯವಾಣಿ ಸಂಖ್ಯೆ 8050077004 ಅಥವಾ 1902 ಹಾಗೂ ಇಮೇಲ್ bcwdhelpline@gmail.com ಅನ್ನು ಸಂಪರ್ಕಿಸಬಹುದು. ಮುಂದಿನ ವಿವರ. ಶಿವಮೊಗ್ಗ ನಗರದ ರಾಷ್ಟ್ರೀಯ ಶಿಕ್ಷಣ ಸಮಿತಿ, ಲಯನ್ಸ್ ಕ್ಲಬ್ ಹಾಗೂ ಮುಳುಗು ತಜ್ಞ ಟೀಮ್ ಈಶ್ವರ್ ಮಲ್ಪೆ ವತಿಯಿಂದ ರಾಷ್ಟ್ರೀಯ ಪ್ರೌಢಶಾಲೆಯ ಆವರಣದಲ್ಲಿ 11 ಉಚಿತ ಕಿವಿ ಶ್ರವಣ ತಪಾಸಣೆ ಮತ್ತು ಶ್ರವಣ ಯಂತ್ರಕ್ಕೆ ಸಹಾಯಧನ ವಿತರಣೆ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿದೆ. ಮುಳುಗು ತಜ್ಞ ಟೀಮ್ ಈಶ್ವರ್ ಮಲ್ಪೆ ವತಿಯಿಂದ ಅನೇಕ ಸಾಮಾಜಿಕ ಕಾರ್ಯಕ್ರಮವನ್ನು ನಡೆಸಿಕೊಂಡು ಬರುತ್ತಿದ್ದು, ಇದೀಗ ಶ್ರವಣದ ಸಮಸ್ಯೆಯಿಂದ ಬಳಲುತ್ತಿರುವ ರೋಗಿಗಳಿಗೆ ಸಹಾಯ ಮಾಡುವ ಉದ್ದೇಶದಿಂದ ಈ ಶಿಬಿರ ಆಯೋಜಿಸಲಾಗಿದೆ. ಶಿಬಿರದಲ್ಲಿ ಭಾಗವಹಿಸಲು ನೋಂದಣಿ ಕಡ್ಡಾಯವಾಗಿದ್ದು 30 ಮಾತ್ರ ಸೀಮಿತವಾಗಿದೆ. ಅಂತಾರಾಷ್ಟ್ರೀಯ ಸಂಸ್ಥೆಗಳಲ್ಲಿ ಅನುಭವ ಪಡೆದಿರುವ ವೈದ್ಯರು ಈ ಶಿಬಿರದಲ್ಲಿ ರೋಗಿಗಳ ತಪಾಸಣೆ ನಡೆಸುತ್ತಿದ್ದಾರೆ. ಇದರೊಂದಿಗೆ ಶ್ರವಣ ಯಂತ್ರಕ್ಕೆ ಅಗತ್ಯವಿರುವ ವೆಚ್ಚದ 40% ಮೊತ್ತವನ್ನು ಭರಿಸಲಾಗುತ್ತಿದೆ. ನೋಂದಣಿಗಾಗಿ ಮೊಬೈಲ್ ಸಂಖ್ಯೆ 8551804399 ಸಂಪರ್ಕಿಸಲು ಪತ್ರಿಕಾ ಪ್ರಕಟಣೆಯಲ್ಲಿ ಕೋರಿದೆ. ಮುಂದಿನ ವಿವರ. ಶ್ರೀ ಸಿಗಂದೂರು ಚೌಡೇಶ್ವರಿ ಎಜುಕೇಷನಲ್ ಅಂಡ್ ಚಾರಿಟಬಲ್ ಟ್ರಸ್ಟ್ ವತಿಯಿಂದ 13-28 ಅಗ್ನಿವೀರ್, ಪ್ಯಾರಾಮಿಲಿಟರಿ ಮತ್ತು ಪೊಲೀಸ್ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಿದವರು ಹಾಗೂ ಅರ್ಜಿ ಸಲ್ಲಿಸ ಬಯಸುವವರಿಗೆ ಮಲೆನಾಡು ಸೋಲ್ಜರ್ ಕೋಚಿಂಗ್ ಸೆಂಟರ್ ಆನಂದಪುರ ಇವರ ನುರಿತ ತರಬೇತುದಾರರಾದ ಯೋಧರಿಂದ ಶ್ರೀ ಸಿಗಂದೂರು ಚೌಡೇಶ್ವರಿ ದೇವಸ್ಥಾನದ ಆವರಣದಲ್ಲಿ ಉಚಿತ ಊಟ ವಸತಿ ಹಾಗೂ ದೈಹಿಕ ಮತ್ತು ಲಿಖಿತ ತರಬೇತಿಗಳು ಮತ್ತು ಮಾರ್ಗದರ್ಶನ ಶಿಬಿರವನ್ನು ಆಯೋಜಿಸಲಾಗಿದೆ. ಈ ತರಬೇತಿಗೆ 10 ಉತ್ತೀರ್ಣ ಹೊಂದಿದ 25 ವಯೋಮಿತಿಯೊಳಗಿರುವ ಪುರುಷ ಮತ್ತು ಮಹಿಳಾ ಅಭ್ಯರ್ಥಿಗಳು ಸೇರಿಕೊಳ್ಳಬಹುದು. ಯಾವುದೇ ರೀತಿಯ ಶುಲ್ಕ ಇರುವುದಿಲ್ಲ. ರಾಜ್ಯದ ಎಲ್ಲ ಆಸಕ್ತ ಅಭ್ಯರ್ಥಿಗಳು ಈ ತರಬೇತಿಯ ಸದುಪಯೋಗ ಪಡೆದುಕೊಳ್ಳುವಂತೆ ಜಿಲ್ಲಾಧಿಕಾರಿಗಳ ಕಚೇರಿ ಪ್ರಕಟಣೆ ತಿಳಿಸಿದೆ. ಹೆಚ್ಚಿನ ಮಾಹಿತಿಗಾಗಿ ದೂರವಾಣಿ ಸಂಖ್ಯೆ 7019776749 ಅಥವಾ 7406212345 ಅಥವಾ 9448954052 ಹಾಗೂ 9749980992

ಸಂಪರ್ಕಿಸಬಹುದು ಅಥವಾ https://malnadsoldiercoaching.rf.gd ಅನ್ನು ಸಂಪರ್ಕಿಸಿ ತಮ್ಮ ಹೆಸರು ಮತ್ತು ಸ್ವವಿವರವನ್ನು ನೋಂದಾಯಿಸಿಕೊಳ್ಳಬಹುದು. ಹಾಗೂ ಮಲ್ನಾಡ್ ಸೋಲ್ಜರ್ ಕೋಚಿಂಗ್ ಸೆಂಟರ್ ಎಂದು ಇನ್ಸ್ಟಾಗ್ರಾಮ್, ಫೇಸ್ಬುಕ್ ಹಾಗೂ ಯೂಟ್ಯೂಬ್ಗಳಲ್ಲಿ ಕೂಡ ಹೆಚ್ಚಿನ ಮಾಹಿತಿಯನ್ನು ನೋಡಬಹುದು. ತರಬೇತಿಗೆ ಹಾಜರಾಗುವವರು 13 ಬೆಳಗ್ಗೆ 8 ಶ್ರೀ ಸಿಗಂದೂರು ಚೌಡೇಶ್ವರಿ ದೇವಸ್ಥಾನದ ಆವರಣದಲ್ಲಿ ಕನಿಷ್ಠ ಒಬ್ಬರು ಪೋಷಕರೊಂದಿಗೆ ಹಾಜರಿರುವುದು. ನಂತರದ ದಿನಗಳಲ್ಲಿ ಬರುವವರಿಗೆ ಅವಕಾಶವಿಲ್ಲ. ದೂರವಾಣಿ ಮೂಲಕ ಹೆಸರು ನೋಂದಣಿ ಮಾಡಿಕೊಂಡವರಿಗೆ ಮೊದಲ ಆದ್ಯತೆ. ಇದರೊಂದಿಗೆ ಇಂದಿನ ಸುತ್ತಮುತ್ತ ಕಾರ್ಯಕ್ರಮ ಮುಕ್ತಾಯವಾಯಿತು. ಇಂತಹ ದಿನದ ಇನ್ನಷ್ಟು ಅಪ್ಡೇಟ್ಸ್ಗಳಿಗಾಗಿ ಕೇಳ್ತಾರಿ ರೇಡಿಯೋ ಶಿವಮೊಗ್ಗ 90.FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಹಾಯ್ ಯಾಶಿಕಾ, ಹೇಗಿದ್ಯಾ? ಹಬ್ಬಕ್ ಶಾಪಿಂಗ್ ಲಿಸ್ಟ್ ಎಲ್ಲ ರೆಡಿನಾ?
1: ಹೂನೆ, ರೆಡಿ ಆಗ್ತಾ ಇದೆ.
0: ಏ ಅದ್ಯಾಕೆ, ಬಜೆಟ್ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಆ ಯೋಚನೆ ಬಿಡು, ನಮ್ ಐಶ್ವರ್ಯ ಸಿಲ್ಕ್ಸ್ ಇದೆಯಲ್ಲ.
2: ಹೌದು, ದುರ್ಗಿಗುಡಿ ಮೇನ್ ರೋಡ್ ನಲ್ಲಿರೋ ಐಶ್ವರ್ಯ ಸಿಲ್ಕ್ಸ್ಗೆ ಒಂದ್ಸಲ ಭೇಟಿ ಕೊಡಿ. ಯಾಕಂದ್ರೆ ಇಲ್ಲಿಗೆ ಸೀರೆಗಳು ನೇರವಾಗಿ ನೇಕಾರರಿಂದಲೇ ಬರುತ್ತೆ. ಅಂದ್ರೆ ಅತ್ಯಂತ ಕಡಿಮೆ ಬೆಲೆಗೆ ಅಪ್ಪಟ ಸಿಲ್ಕ್ ನಿಮ್ಮದಾಗುತ್ತೆ. ಇನ್ನು ವೆರೈಟಿ ಬೇಕಾ? ಲಿಸ್ಟ್ ಕೇಳಿ. ಪ್ಯೂರ್ ಕಂಚಿ ಮತ್ತು ಬನಾರಸ್ ಸಿಲ್ಕ್, ಮೃದುವಾದ ಸಾಫ್ಟ್ ಸಿಲ್ಕ್, ಕ್ಲಾಸಿಕ್ ಮೈಸೂರ್ ಕ್ರೇಪ್, ಕಲರ್ಫುಲ್ ಬಾಂದಿನಿ ಮತ್ತು ಮಾಡೆಲ್ ಸೀರೆಗಳು. ಅಷ್ಟೇ ಅಲ್ಲ, ಮದುವೆ ಫಂಕ್ಷನ್ ಗಳಿಗೆ ಬೇಕಾದ ಗ್ರ್ಯಾಂಡ್ ಕಲೆಕ್ಷನ್ ಮತ್ತು ಗಿಫ್ಟ್ ಕೊಡೋಕೆ ಬೇಕಾದ ಫ್ಯಾನ್ಸಿ ಸೀರೆಗಳು ಇಲ್ಲಿ ರಾಶಿ ರಾಶಿ ಸಿಗುತ್ತೆ.
3: ಯಾರು ಮಧ್ಯವರ್ತಿಗಳಿಲ್ಲದೆ ಇರುವುದರಿಂದ ಬೆಲೆಯಲ್ಲಿ ಮೋಸವಿಲ್ಲ. ಅಪ್ಪಟ ಕಾಟನ್ ಇಂದ ಅದ್ಧೂರಿ ರೇಷ್ಮೆ ಸೀರೆವರೆಗೆ ಎಲ್ಲವೂ ಸಿಗುತ್ತೆ. ಮತ್ತೆ ತಡ, ಹಿಂದೆ ಬನ್ನಿ. ಐಶ್ವರ್ಯ ಸಿಲ್ಕ್ಸ್, ದುರ್ಗಿಗುಡಿ ಮುಖ್ಯ ರಸ್ತೆ, ಶಿವಮೊಗ್ಗ.
4: ಕಾವ್ಯ, ಏನಾಯ್ತು? ಯಾಕಿಷ್ಟು ದುಃಖದಲ್ಲಿದೆಯಾ?
1: ಗೊತ್ತಲ್ವಾ ನಿಂಗೆ, ಮಕ್ಳಿಲ್ಲ ಅನ್ನೋ ಕೊರಗು, ಅದೇ ಚಿಂತೆ ಕಾಡ್ತಾ ಇದೆ ನಂಗೆ.
4: ಚಿಂತೆ ಯಾಕೆ ಮಾಡ್ತೀಯಾ? ಸೇಫ್ IVF ಸೆಂಟರ್ ಇದೆ.
2: ಹೌದು, ಪ್ರಾರಂಭ ಆಗಿ 8 ವರ್ಷದಲ್ಲೇ ಡಾಕ್ಟರ್ ಮಧು ಎಲ್ ಇವರ ಚಿಕಿತ್ಸೆಯಿಂದ ಸೇಫ್ ಕೇಂದ್ರದಿಂದ 850 ಹೆಚ್ಚು ಸಹಜ ಗರ್ಭಧಾರಣೆಯಿಂದ, 500 ಹೆಚ್ಚು ಕೃತಕ ಗರ್ಭಧಾರಣೆಯಿಂದ, ಇನ್ನು 850 ಹೆಚ್ಚು ಪ್ರಣಾಳ ಶಿಶುಗಳ ಜನನವಾಗಿದೆ.
4: 4,000 ಹೆಚ್ಚು ಗರ್ಭಕೋಶ ದರ್ಶಕ ಶಸ್ತ್ರಚಿಕಿತ್ಸೆಗಳು, 5,000 ಹೆಚ್ಚಿನ ಉದರ ದರ್ಶಕ ಚಿಕಿತ್ಸೆಗಳನ್ನು ಯಶಸ್ವಿಗೊಳಿಸಿದೆ.
2: ಮಕ್ಕಳು ಇಲ್ಲದವರು ಇಲ್ಲಿ ಅತ್ಯಾಧುನಿಕ ಹಾಗೂ ಪೂರ್ಣ ಪ್ರಮಾಣದ ಗುಣಮಟ್ಟದ ಹಾಗೂ ಕಡಿಮೆ ವೆಚ್ಚದಲ್ಲಿ ಚಿಕಿತ್ಸೆ ಪಡೆಯಬಹುದು.
1: ಹಾಗಾದ್ರೆ ಈ ಸೇಫ್ IVF ಸೆಂಟರ್ ಎಲ್ಲಿದೆ?
5: ಸೇಫ್ ಪ್ರಣಾಳ ಶಿಶು ಕೇಂದ್ರ, RMR ರಸ್ತೆ, ಪಾರ್ಕ್ ಬಡಾವಣೆ, ಒಡೆಯರ್ ವಾಣಿಜ್ಯ ಸಂಕೀರ್ಣ, ಶಾಂತಿ ಸಾಗರ್ ಹೋಟೆಲ್ ಮೇಲ್ಭಾಗ, ಶಿವಮೊಗ್ಗ. ಕಾಂಟ್ಯಾಕ್ಟ್ 0818240042, ಮೊಬೈಲ್ ಸಂಖ್ಯೆ 9535191545.
6: ಸಿಕ್ಕಾಪಟ್ಟೆ ಶೆಕೆ ಆಗ್ತಿದೆ, ಸ್ವಲ್ಪ ಫ್ಯಾನ್ ಹಾಕಿ.
1: ನೀವೇ ಹೇಳ್ತೀರಾ ಪವರ್ ಬಿಲ್ ಜಾಸ್ತಿ ಬರುತ್ತೆ ಅಂತ?
6: ಇನ್ ಮುಂದೆ ಅದಕ್ಕೆಲ್ಲ ಯೋಚನೆ ಮಾಡ್ಬೇಡ್ವೆ, ಯಾಕಂದ್ರೆ ಟಾಟಾ ಪವರ್ ಸೋಲಾರ್ ರೂಫ್ ಹಾಕ್ಸ್ತಾ ಇದೀನಿ.
1: ಹಾಗಾದ್ರೆ ನಮ್ಮ ಮನೆಗೆ ಸೋಲಾರ್ ಹಾಕ್ಸೋದ್ರಿಂದ ಏನ್ ಪ್ರಯೋಜನ ಆಗತ್ತೀರಿ?
6: ನೋಡು, ನಮ್ಮನೆ ವಿದ್ಯುತ್ನ ನಾವೇ ಉತ್ಪಾದಿಸ್ಕೊಳ್ಬಹುದು. ಇದರಿಂದ 25 ಕಾಲ ಪವರ್ ಬಿಲ್ ಕಟ್ಟೋದೇ ಬೇಡ. ಜೊತೆಗೆ ಸೋಲಾರ್ನ ಹಾಕ್ಸೋಕೆ ಕೇಂದ್ರ ಸರ್ಕಾರದ PM ಸೋಲಾರ್ ಘರ್ ಯೋಜನೆಯಿಂದ 78,000 ಸಬ್ಸಿಡಿ ಸಿಗುತ್ತೆ. ಅಷ್ಟಲ್ಲದೆ ಟಾಟಾ ಪವರ್ ಸೋಲಾರ್ನಿಂದಲೇ ಪ್ಯಾನೆಲ್ ಜೊತೆಯಲ್ಲಿ ಸೋಲಾರ್ನ ಎಲ್ಲಾ ಉಪಕರಣಗಳಿಗೆ ಟಾಟಾ ವಾರಂಟಿ ಜೊತೆ 25 ಪರ್ಫಾರ್ಮೆನ್ಸ್ ವಾರಂಟಿ ಕೂಡ ಸಿಗುತ್ತೆ.
1: ಹಾಗಾದ್ರೆ ಈ ಸೋಲಾರ್ ಹಾಕ್ಸೋದಕ್ಕೆ ದುಡ್ಡು ಎಲ್ಲಿಂದ ತರ್ತೀರಾ?
6: ಪ್ರಮುಖ ಬ್ಯಾಂಕ್ಗಳಿಂದ ಕಡಿಮೆ ಬಡ್ಡಿ ದರದಲ್ಲಿ ದೀರ್ಘಾವಧಿ ಸಾಲ ಸೌಲಭ್ಯ ಕೂಡ ಸಿಗುತ್ತೆ. ಹಾಗಾದ್ರೆ ನೀವು ಸೋಲಾರ್ ಹಾಕ್ಸ್ಬೇಕು ಅಂದ್ರೆ ಹಿಂದೆ ಕಾಂಟ್ಯಾಕ್ಟ್ ಮಾಡಿ
1: SS ಏಜೆನ್ಸೀಸ್, ಅಧಿಕೃತ ಮಾರಾಟಗಾರರು ಟಾಟಾ ಪವರ್ ಸೋಲಾರ್, ಗಾಂಧಿನಗರ ಮುಖ್ಯ ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9449984678. ಸಂಖ್ಯೆ ಮತ್ತೊಮ್ಮೆ 9449846798.
3: 22 ಮಲೆನಾಡು ಸೀಮೆಯಲ್ಲಿ ಅತಿ ಹೆಚ್ಚು ಸೋಲಾರ್ ಅಳವಡಿಸಿರುವ SS ಏಜೆನ್ಸಿಯನ್ನು ಹಿಂದೆ ಸಂಪರ್ಕಿಸಿ.
5: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ಕಲಿಕಾ ಸಮಯ. ಇದು ರೇಡಿಯೋ ಶಿವಮೊಗ್ಗ ರೂಪಿಸಿದ ವಿಶೇಷ ಕಾರ್ಯಕ್ರಮವಾಗಿದೆ. ಮಕ್ಕಳು ಹಾಗೂ ಹಿರಿಯರಿಗೆ ಬೇಕಾದ ಅನೇಕ ಮಾಹಿತಿಗಳನ್ನು ನೀಡುವ ಪ್ರಯತ್ನ ಮಾಡಲಾಗುತ್ತಿದೆ. ಈಗ ಕೇಳಿ ಕಲಿಕಾ ಸಮಯದ ವಿಶೇಷ ಪ್ರಸಾರವನ್ನು.
2: ಈಗ ನೀವು ಕೇಳಲಿದ್ದೀರಿ ಜಾಣಸುದ್ದಿ. ಇದು ಹಿರಿಯ ವಿಜ್ಞಾನಿ, ವಾಗ್ಮಿ, ವಿವಿಧ ಪ್ರಶಸ್ತಿ ಪುರಸ್ಕೃತ ವಿಜ್ಞಾನ ಲೇಖಕ ಶ್ರೀಯುತ ಕೊಳ್ಳೇಗಾಲ ಶರ್ಮ ಅವರ ನೇತೃತ್ವದಲ್ಲಿ ಮೂಡಿಬರುತ್ತಿರುವ ಕನ್ನಡದ ವಿಜ್ಞಾನ ಧ್ವನಿ ಪತ್ರಿಕೆಯ ಆಯ್ದ ಭಾಗವಾಗಿದೆ.
7: ನಮಸ್ಕಾರ, ಇದು ಜಾಣಸುದ್ದಿ, ವಿಜ್ಞಾನ ವಿಚಾರ ಹಾಗೂ ವಿಸ್ಮಯಗಳ ಧ್ವನಿ ಪತ್ರಿಕೆ. ಪ್ರತಿ ವಾರ ನಿಮಗಾಗಿ ಹೊಸ ಜ್ಞಾನ.

0: ಜಾಣ ಸುದ್ದಿ. ಇಂದಿನ ಜಾಣ ಸುದ್ದಿಯಲ್ಲಿ ನೀವು ಕೇಳಲಿದ್ದೀರಿ, ಮನೆ ಮನೆಗೂ ಕೆಮಿಸ್ಟ್ರಿ, ರಕ್ತಸ್ರಾವಕ್ಕೊಂದು ಕ್ವಿಕ್ ಫಿಕ್ಸ್, ಹಾಗೂ ಜೀವಕೋಶದೊಳಗೆ ಅಣುಕುವ ಥರ್ಮೋಮೀಟರ್.
1: ಮನೆ ಮನೆಯಲ್ಲಿಯೂ ಕೆಮಿಸ್ಟ್ರಿ. ಮನೆ ಮನೆಯಲ್ಲಿಯೂ ಕೆಮಿಸ್ಟ್ರಿಯನ್ನು ಕೂಡಲೇ ಅಡುಗೆ ಮನೆಯ ಕಥೆ ಎಂದುಕೊಳ್ಳಬೇಡಿ. ಅಡುಗೆ ಮನೆಯಲ್ಲಿಯೂ ಕೆಮಿಸ್ಟ್ರಿಯೇ ನಡೆಯುತ್ತಿರುತ್ತದಾದರೂ, ಈಗ ಕೇಳುತ್ತಿರುವ ಕಥೆ ನವೀನ ಕೆಮಿಸ್ಟ್ರಿ ಪ್ರಯೋಗಗಳ ಬಗ್ಗೆ. ಸುಸಜ್ಜಿತ ಪ್ರಯೋಗಾಲಯಗಳಲ್ಲಿ ತಿಂಗಳಾನುಗಟ್ಟಲೆ ನಡೆಸಬೇಕಾಗುವ ಪ್ರಯೋಗಗಳನ್ನು ಮಾಡುವ ಸ್ವಯಂಚಾಲಿತ ಪ್ರಯೋಗಾಲಯ ಸಿದ್ಧವಾಗಿದೆ ಎನ್ನುತ್ತದೆ ನೇಚರ್ ಸಿಂಥಸಿಸ್ ಪತ್ರಿಕೆ. ಈ ವಿನೂತನ ಸಾಧನವನ್ನು ನೆದರ್ಲ್ಯಾಂಡಿನ ಆಮ್ಸ್ಟರ್ಡ್ಯಾಮ್ ವಿಶ್ವವಿದ್ಯಾನಿಲಯದ ಫ್ಲೋ ಕೆಮಿಸ್ಟ್ರಿ ವಿಭಾಗದ ಟಿಮೋಥಿ ನೀಲ್ ಮತ್ತು ಸಂಗಡಿಗರು ಸಿದ್ಧಪಡಿಸಿದ್ದಾರಂತೆ. ಅಗ್ಗದ ಬೆಲೆಯ ಈ ವ್ಯವಸ್ಥೆ ಯಾರು ಬೇಕಾದರೂ ಕೆಮಿಸ್ಟ್ರಿಯ ಪ್ರಯೋಗಗಳನ್ನು ಮಾಡಲು ನೆರವಾಗಲಿದೆ.
2: ಹೌದಾ, ಅದೇನಪ್ಪ ಅದು ಸಾಧನ?
1: ರೋಬೋಕೆಮ್ ಫ್ಲೆಕ್ಸ್ ಅಂತ ಅದರ ಹೆಸರು. ಬೆಲೆ ಒಂದು ಕಾರಿನ ಬೆಲೆಗಿಂತಲೂ ಕಡಿಮೆ. ನಿರ್ದಿಷ್ಟ ಉತ್ಪನ್ನವನ್ನು ತಯಾರಿಸುವುದಕ್ಕೆ ಬೇಕಾದ ಎಲ್ಲ ರಾಸಾಯನಿಕಗಳನ್ನು ನೀಡಿದರೆ ಸಾಕು, ತನ್ನಂತಾನೇ ಆ ರಾಸಾಯನಿಕಗಳನ್ನು ವಿವಿಧ ಪ್ರಮಾಣದಲ್ಲಿ ಬೆರೆಸಿ ವಿವಿಧ ರೀತಿಯಲ್ಲಿ ರಾಸಾಯನಿಕ ಕ್ರಿಯೆಗೊಳಪಡಿಸಿ ಅತಿ ಹೆಚ್ಚು ಪ್ರಮಾಣದಲ್ಲಿ ಉತ್ಪನ್ನವನ್ನು ನೀಡುವ ವಿವಿಧ ಪರಿಸ್ಥಿತಿಗಳು ಯಾವುದಿರಬಹುವು ಎಂದು ಹದವನ್ನು ನಿಶ್ಚಯಿಸಿ ಪ್ರಯೋಗ ಮಾಡುವ ವಿಧಾನವನ್ನು ತಿಳಿಸಿಬಿಡುತ್ತದಂತೆ. ಈ ಕೆಲಸವನ್ನು ಮಾಡಲು ಅದು ಕೃತಕ ಬುದ್ಧಿಮತ್ತೆಯನ್ನು ಬಳಸುತ್ತದೆ. ರಾಸಾಯನಿಕ ಪ್ರಯೋಗಗಳಲ್ಲಿ ಅತಿ ಬೋರು ಎನ್ನಿಸುವ ಕೆಲವು ಕೆಲಸಗಳನ್ನು ಇನ್ನು ಇದರ ಕೈಗೆ ಒಪ್ಪಿಸಿ ನಿರಾಳವಾಗಿಬಹುದು ಅಂತಾರೆ ಟಿಮೋಥಿ.
2: ಹೌದಪ್ಪ, ರಾಸಾಯನಿಕ ಕ್ರಿಯೆಗಳು ಅಂದ್ರೇನೆ ಬೋರು. ಮಾಡಿದ್ದನ್ನೇ ಮತ್ತೆ ಮತ್ತೆ ಮಾಡ್ತಾ ಇರಬೇಕು.
1: ಕರೆಕ್ಟು. ರಾಸಾಯನಿಕ ಕ್ರಿಯೆಗಳಲ್ಲಿ ಸಾವಯವ ರಾಸಾಯನಿಕಗಳ ತಯಾರಿಕೆ ಹಾಗೂ ಪರಿವರ್ತನೆ ಬಹಳ ಕಠಿಣವಾದ ಕ್ರಿಯೆ. ಸರಳವಾದ ಆಲ್ಕೋಹಾಲ್ ಅನ್ನೇ ಬೇರೆ ರೂಪಕ್ಕೆ ತಲಲು ನಿರ್ದಿಷ್ಟ ಬಗೆಯ ರಾಸಾಯನಿಕಗಳನ್ನು ಜೊತೆಗೂಡಿಸಬೇಕು. ಅಲ್ಲದೆ ಕ್ರಿಯೆಯು ನಡೆಯುವ ಉಷ್ಣತೆ, ರಾಸಾಯನಿಕಗಳ ಸಾಂದ್ರತೆ, ಕ್ರಿಯಾವರ್ಧಕ ಎನ್ನುವ ವಸ್ತುಗಳ ಬಳಕೆ ಮೊದಲಾದವು ಕ್ರಿಯೆಯ ಕೊನೆಯಲ್ಲಿ ದೊರೆಯುವ ಉತ್ಪನ್ನಗಳ ಗುಣ ಹಾಗೂ ಪ್ರಮಾಣವನ್ನು ನಿರ್ಧರಿಸುತ್ತದೆ. ಹೀಗಾಗಿ ರಸಾಯನ ವಿಜ್ಞಾನಿಗಳು ಒಂದೊಂದೇ ರಾಸಾಯನಿಕವನ್ನು ಬದಲಿಸುತ್ತಲೂ, ಉಷ್ಣತೆಯನ್ನು ಏರಿಸಿ ಇಳಿಸುತ್ತಲೂ ಅದದೇ ಪ್ರಯೋಗಗಳನ್ನು ಮತ್ತೆ ಮತ್ತೆ ಮಾಡುತ್ತಿರಬೇಕಾಗುತ್ತದೆ. ಯಾವುದೋ ಒಂದು ಸಂದರ್ಭದಲ್ಲಿ ನಿರೀಕ್ಷಿಸಿದ ಉತ್ಪನ್ನ ತಯಾರಾಗಬಹುದು. ನಿರೀಕ್ಷಿಸಿದ ಪ್ರಮಾಣದಲ್ಲಿ ಅದು ಉತ್ಪತ್ತಿಯಾದಾಗ ಆ ಪರಿಸ್ಥಿತಿ, ಸಂದರ್ಭ, ಬಳಸಿದ ರಾಸಾಯನಿಕಗಳು ಎಲ್ಲವನ್ನೂ ಪಟ್ಟಿ ಮಾಡಿಕೊಂಡು ಮುಂದಿನ ಪ್ರಯೋಗಗಳಲ್ಲಿ ಚಾಚೂ ತಪ್ಪದೇ ಅದನ್ನು ಬಳಸುವುದು ವಾಡಿಕೆ. ಕೆಲವು ವಿಜ್ಞಾನಿಗಳು ಈ ರೀತಿಯಲ್ಲಿ ರಾಸಾಯನಿಕಗಳನ್ನು ಕೂಡಿಸಿ ಅವು ಪೂರ್ತಿ ಪ್ರತಿಕ್ರಿಯಿಸುವವರೆಗೂ ಸುಮ್ಮನೆ ಇರಲು ಬೋರಾಗಿ ಕ್ಯಾಂಟೀನು, ಲೈಬ್ರರಿಗೂ, ಇನ್ನು ಕೆಲವರು ಸಿನಿಮಾಗೂ ಹೋಗಿದ್ದೂ ಉಂಟು. ವಾಪಸು ಬಂದಾಗ ನಿರೀಕ್ಷಿಸಿದ್ದಕ್ಕಿಂತ ಬೇರೆಯದೇ ಉತ್ಪನ್ನ ಉಂಟಾಗಿದ್ದನ್ನು, ಅದು ಉಪಯುಕ್ತವಾಗಿದ್ದನ್ನು ಗುರುತಿಸಿದ ಕಥೆಗಳು ಇವೆ. ಟಿಮೋಥಿ ನೀಲ್ ಮತ್ತು ಸಂಗಡಿಗರು ಸಿದ್ಧಪಡಿಸಿರುವ ಸ್ವಯಂಚಾಲಿತ ಕೆಮಿಸ್ಟ್ರಿ ಪ್ರಯೋಗಾಲಯ ಇವೆಲ್ಲಕ್ಕೂ ಕೊನೆಯನ್ನು ಹಾಡಬಹುದು.
3: ಟಿಮೋಥಿ ನೀಲ್ ಈ ಪ್ರಯೋಗಾಲಯವನ್ನು ರೋಬೋಕೆಮ್ ಫ್ಲೆಕ್ಸ್ ಎಂದು ಹೆಸರಿಸಿದ್ದಾರೆ. ಅಂದ್ರೆ ಇದು ರೋಬೋಟಿನಂತೆ ತನ್ನಂತಾನೇ ಚಾಲಿಸುವ ಪ್ರಯೋಗಾಲಯ. ಆದರೆ ಫ್ಲೆಕ್ಸ್ ಅಂದ್ರೆ ಸಾಕಷ್ಟು ಬದಲಾವಣೆಗಳನ್ನು ಮಾಡಿಕೊಳ್ಳಬಲ್ಲ ಪ್ರಯೋಗಾಲಯ.
2: ಸ್ವಯಂಚಾಲಿತ ಕೆಮಿಸ್ಟ್ರಿ ಪ್ರಯೋಗಾಲಯಗಳ ಕಲ್ಪನೆಯು ಹೊಸತೇನಲ್ಲ ಅಲ್ವಾ? ಈ ಹಿಂದೆ ಟಿಮೋಥಿ ನೀಲ್ ತಂಡವೇ ಮತ್ತೊಂದಿಂಥದ್ದೊಂದು ಪ್ರಯೋಗಾಲಯವನ್ನು ಸಿದ್ಧಪಡಿಸಿತ್ತಲ್ಲ. ಮತ್ತೆ ಇದರಲ್ಲೇನು ಹೊಸತು ವಿಶೇಷ?
4: ವಿಶೇಷ ಇದೆ. ರಾಸಾಯನಿಕ ಪ್ರಯೋಗಗಳನ್ನು ಯಾರು ಬೇಕಾದರೂ ಮಾಡಲು ಸಾಧ್ಯವಾಗುವಂತೆ ನೀಲ್ ತಂಡ ಇದನ್ನು ರೂಪಿಸಿದೆಯಂತೆ. ರೋಬೋಕೆಮ್ ಫ್ಲೆಕ್ಸ್ ಇದುವರೆಗೆ ಹೀಗೆ ತಯಾರಾಗಿದ್ದ ಪ್ರಯೋಗಾಲಯಗಳಲ್ಲಿಯೇ ಅತಿ ಸರಳ, ಅಗ್ಗ ಹಾಗೂ ವಿನೂತನ. ಇದಕ್ಕೂ ಮುನ್ನ ಸ್ವಯಂಚಾಲಿತ ಪ್ರಯೋಗಾಲಯವನ್ನು ಸಿದ್ಧಪಡಿಸಲು ಬೇಕಾದ ಸಾಮಗ್ರಿಗಳಿಗೆ ರೋಬೋಕೆಮ್ ಫ್ಲೆಕ್ಸಿನ 10 ಪಟ್ಟು ವೆಚ್ಚವಾಗುತ್ತಿತ್ತು. ಇದು ಕೇವಲ $5,000 ವೆಚ್ಚದಲ್ಲಿ ರೆಡಿಯಾಗುತ್ತದೆ ಎನ್ನುತ್ತಾರೆ ಟಿಮೋಥಿ.
2: ಅಂದರೆ ಬರೀ 5 ಲಕ್ಷ ಅಷ್ಟೇನಾ? ಇಷ್ಟು ಅಗ್ಗದ ಪ್ರಯೋಗಾಲಯ ಹೇಗೆ ಸಾಧ್ಯ? ಏನೇನಿದೆ ಅದರಲ್ಲಿ?
4: ಆಹಾ, ಕುತೂಹಲ ಆಯ್ತಾ? ರೋಬೋಕೆಮ್ ಫ್ಲೆಕ್ಸಿನಲ್ಲಿ ರಾಸಾಯನಿಕಗಳನ್ನು ತುಂಬಿ ಇಡಲು ಬಾಟಲಿಗಳು, ಆ ರಾಸಾಯನಿಕಗಳನ್ನು ನಿರ್ದಿಷ್ಟ ಪ್ರಮಾಣದಲ್ಲಿ ಇನ್ನೊಂದು ಬಾಟಲಿಗೆ ಕೊಂಡೊಯ್ಯುವ ಕೊಳವೆಗಳು ಹಾಗೂ ರಾಸಾಯನಿಕಗಳನ್ನು ದೂಡುವ ಪಂಪುಗಳು ಇರುತ್ತವೆ. ಇವೆಲ್ಲವನ್ನೂ ಹೊಂದಿಸುವ ಇಲೆಕ್ಟ್ರಾನಿಕ್ ಸಾಧನವೂ ಇರುತ್ತದೆ. ಇಲೆಕ್ಟ್ರಾನಿಕ್ ಸಾಧನದಲ್ಲಿ ಬೇಕೆಂದ ರೀತಿಯಲ್ಲಿ ತಂತ್ರಾಂಶಗಳನ್ನು ಸಿದ್ಧಪಡಿಸಿ ಸೇರಿಸಬಹುದು. ಹೀಗೆ ಸಿದ್ಧವಾದ ಪ್ರಯೋಗಾಲಯಕ್ಕೆ ತಂತ್ರಾಂಶಗಳ ಮುಖಾಂತರ ಯಾವ ರಾಸಾಯನಿಕವನ್ನು ಎಷ್ಟು ಪ್ರಮಾಣದಲ್ಲಿ, ಯಾವ ಕ್ರಮದಲ್ಲಿ, ಎಷ್ಟು ಬಿಸಿ ಮಾಡಿ, ಎಷ್ಟು ಕಾಲದವರೆಗೆ ಕ್ರಿಯೆಯಾಗುವಂತೆ ಸೇರಿಸಬೇಕು ಎಂದೆಲ್ಲ ನಿರ್ದೇಶಗಳನ್ನು ನೀಡಬಹುದು. ಅಥವಾ ಈ ಎಲ್ಲ ರಾಸಾಯನಿಕಗಳನ್ನು ಸೇರಿಸಿದರೆ ಬರುವ ಉತ್ಪನ್ನಗಳು ಅಥವಾ ಬೇಕಾದ ಉತ್ಪನ್ನದ ಪ್ರಮಾಣ, ಇಲ್ಲವೇ ಬಳಕೆಯಾಗಬೇಕಾದ ರಾಸಾಯನಿಕಗಳ ಪ್ರಮಾಣ ಮೊದಲಾದವನ್ನು ನಮೂದಿಸಿ ಚಾಲಿಸಿಬಿಟ್ಟರೆ ಸಾಕು.
2: ಆಮೇಲೆ ಕ್ಯಾಂಟೀನಿಗೆ ಹೋಗಬಹುದು ಅಲ್ವಾ?
4: ಕ್ಯಾಂಟೀನಿಗಾದ್ರೂ ಹೋಗಿ, ಸಿನಿಮಾಗಾದ್ರೂ ಹೋಗಿ, ಎಲ್ಲಿಗೆ ಹೋದರೂ ಪರವಾಗಿಲ್ಲ, ನಿರೀಕ್ಷಿಸಿದ ಫಲ ದೊರೆಯುವವರೆಗೂ ಇದು ವಿವಿಧ ರೀತಿಯಲ್ಲಿ ಪ್ರಯೋಗಗಳನ್ನು ನಡೆಸುತ್ತಲೇ ಇರುತ್ತದೆ. ನಡೆಸಿದ ಪ್ರಯೋಗಗಳ ಲೆಕ್ಕವನ್ನು ಜತನದಿಂದ ದಾಖಲಿಸಿಟ್ಟು ಅಂತಿಮವಾಗಿ ದೊರೆಯುವ ಫಲಕ್ಕೆ ಕಾರಣವೇನು, ಯಾವ ಪರಿಸ್ಥಿತಿಯಲ್ಲಿ ಖಚಿತವಾಗಿ ಅದೇ ಪರಿಣಾಮವನ್ನು ಪಡೆಯಬಹುದು ಎಂದೆಲ್ಲ ವಿಶ್ಲೇಷಣೆಯನ್ನು ಮಾಡುತ್ತದೆ, ಸಮಯ ಉಳಿಸುತ್ತದೆ.
2: ಓಹೋ, ಸ್ವಾರಸ್ಯಕರವಾಗಿದೆ. ಆದರೆ ಇದನ್ನು ಖರೀದಿಸುವುದು ಹೇಗೆ? ನೆದರ್ಲ್ಯಾಂಡ್ಗೆ ಹೋಗಬೇಕೇನು?
1: ಇದನ್ನು ಸಿದ್ಧಪಡಿಸೋದಿಕ್ಕೆ ಟಿಮೋತಿಯವರ ತಂಡ ಈಗಾಗಲೇ ದೊರೆಯುವ ಸಾಧಾರಣ ಸಾಮಗ್ರಿಗಳನ್ನು ಬಳಸಿಕೊಂಡಿದೆ. ಉದಾಹರಣೆಗೆ, ವಿವಿಧ ಬಾಟಲಿಗಳು ಅಥವಾ ಪಂಪುಗಳ ಜೋಡಣೆಗೆ ಬೇಕಾದ ವಸ್ತುಗಳನ್ನು 3D ಮುದ್ರಣ ಯಂತ್ರಗಳನ್ನು ಬಳಸಿಕೊಂಡು ತಯಾರಿಸಿದ್ದಾರೆ. 3D ಮುದ್ರಣ ಈಗ ಎಲ್ಲ ಕಡೆಯೂ ದೊರೆಯುವಂತಹ ಸೌಲಭ್ಯ. ಪ್ರಯೋಗಗಳನ್ನು ಯೋಜಿಸಲು ತಂತ್ರಾಂಶವನ್ನು ಬಳಸಬಹುದು. ಕೋಡಿಂಗ್ ಅಥವಾ ತಂತ್ರಾಂಶಗಳ ಪರಿಚಯ ಇಲ್ಲದವರು ಸುಲಭವಾಗಿ ವಿವಿಧ ರಾಸಾಯನಿಕ ಕ್ರಿಯೆಗಳನ್ನು ನಡೆಸಲು ಬೇಕಾದ ನಿರ್ದೇಶವನ್ನು ತಾವೇ ಸಿದ್ಧಪಡಿಸಲು ನೆರವಾಗುವ ರೋಬ್ರೀನ್ಸ್ ಎನ್ನುವ ತಂತ್ರಾಂಶ ತಯಾರಕ ಸೌಲಭ್ಯವನ್ನು ರೋಬೋಕಿಮ್ ಫ್ಲೆಕ್ಸ್ ಬಳಸುತ್ತದೆ. ಇಡೀ ಸಾಧನವನ್ನು ಆಮ್ನಿ ಪ್ಲಾಟಿಪಸ್ ಎನ್ನುವ ಪೈಥನ್ ತಂತ್ರಾಂಶ ನಿಯಂತ್ರಿಸುತ್ತದೆ. ಈ ನಿಯಂತ್ರಣಕ್ಕೆ ಬೇಕಾದ ಸರ್ಕ್ಯೂಟ್ಗಳನ್ನು ಸ್ವತಃ ಸಿದ್ಧಪಡಿಸಿ ಮುದ್ರಿಸಿಕೊಳ್ಳಬಹುದು. ಅವನ್ನು ಹೈಸ್ಕೂಲು ವಿದ್ಯಾರ್ಥಿಗಳು ರೋಬೋಟಿಕ್ಸ್ ಕಲಿಯಲು ಬಳಸುವ ಆರ್ಡುನೊ ಸಾಧನಗಳ ಜೊತೆಗೆ ಸೇರಿಸಿ ಇಲೆಕ್ಟ್ರಾನಿಕ್ ನಿಯಂತ್ರಕವನ್ನು ರೂಪಿಸಿಕೊಳ್ಳಬಹುದಂತೆ. ಇನ್ನು ಬೇಕಾಗುವುದು ಸುಸಜ್ಜಿತ ಪಂಪುಗಳು, ಅವನ್ನಷ್ಟೇ ಖರೀದಿಸಬೇಕು.
2: ಅಲ್ಲಪ್ಪ, ಇದು ಕೆಲಸ ಮಾಡುತ್ತೆ ಅನ್ನೋದಕ್ಕೆ ಏನು ಗ್ಯಾರಂಟಿ?
5: ಇದೊಳ್ಳೆ ಪ್ರಶ್ನೆ ಆಯ್ತಲ್ಲ ನಿಂದು. ಹೇಳಿ ಕೇಳಿ ಇವರು ವಿಜ್ಞಾನಿಗಳು, ವಿಜ್ಞಾನ ಅಂದ ಮೇಲೆ ಎಲ್ಲವನ್ನೂ ಪರೀಕ್ಷಿಸಿ ಆಮೇಲೆ ತಾನೇ ಒಪ್ಕೊಳ್ಬೇಕು. ಟಿಮೋತಿ ತಂಡ ಕೂಡ ಈ ರೋಬೋಕೆಮ್ ಫ್ಲೆಕ್ಸ್ ಪ್ರಯೋಗಾಲಯವನ್ನು ಪರೀಕ್ಷಿಸಿದೆ. ಸಾವಯವ ಕೆಮಿಸ್ಟ್ರಿಯಲ್ಲಿ ತುಸು ಕ್ಲಿಷ್ಟಕರ ಎನಿಸಿದ ಕ್ರಿಯೆಗಳನ್ನು ಮಾಡಲು ತಿಳಿಸಿ ಅದು ಕೊಟ್ಟ ಫಲಿತಾಂಶಗಳನ್ನು ಗಮನಿಸಿದ್ದಾರೆ. ಪಿರ್ರೋಲ್ ವಸ್ತುವಿಗೆ 3 ಫ್ಲೋರೋಮೀಥೈಲ್ ಬಾಲಗಳನ್ನು ಸೇರಿಸುವಂತೆ, ರಾಮನ್ ಸ್ಪೆಕ್ಟ್ರೋಸ್ಕೋಪಿಯಲ್ಲಿ ಬಳಸುವ ಕೆಲವು ದುಬಾರಿ ಕ್ರಿಯಾವರ್ಧಕಗಳನ್ನು ತಯಾರಿಸುವಂತೆ ನಿರ್ದೇಶಗಳನ್ನು ಕೊಟ್ಟು ಪರೀಕ್ಷಿಸಿದ್ದಾರೆ. ಈ ಎಲ್ಲ ಪ್ರಯೋಗಗಳಲ್ಲಿಯೂ ಅತಿ ಹೆಚ್ಚು ಉತ್ಪನ್ನವನ್ನು ಅತಿ ಕಡಿಮೆ ಶಕ್ತಿ ಹಾಗೂ ರಾಸಾಯನಿಕಗಳನ್ನು ಬಳಸಿ ತಯಾರಿಸುವ ವಿಧಾನಗಳನ್ನು ರೋಬೋಕೆಮ್ ಫ್ಲೆಕ್ಸಿ ಸೂಚಿಸಿದೆ. ಉತ್ಪನ್ನಗಳು ತಯಾರಿಸಿಯೂ ಕೊಟ್ಟಿದೆಯಂತೆ. ಇನ್ನು ನಾವು ನೀವು ಇದನ್ನು ತಂದು ಕೆಮಿಸ್ಟ್ರಿ ಮಾಡಬಹುದು.
2: ಎಲ್ಲರ ಕೈಗೂ ಕೆಮಿಸ್ಟ್ರಿಯನ್ನು ಹೀಗೆ ಎಟುಕಿಸುವ ಇವರ ಹಂಬಲವೇನೋ ಚೆನ್ನಾಗಿದೆ. ಆದರೆ ಎಲ್ಲರೂ ತಮ್ಮ ಕೈಗೆ ಸಿಕ್ಕ ಈ ಸೌಲಭ್ಯವನ್ನು ಸದ್ಬಳಕೆಗೆ ಬಳಸಿಕೊಳ್ಳುತ್ತಾರೆ ಅನ್ನೋದನ್ನು ಖಚಿತಪಡಿಸಿಕೊಳ್ಳುವುದು ಹೇಗೆ?
1: ಇದೇ ದೊಡ್ಡ ಸವಾಲು. ಈ ಪ್ರಶ್ನೆಗೆ ಯಾವ ಕೆಮಿಸ್ಟ್ರಿಯೂ ಯಾವ ವಿಜ್ಞಾನಿಯೂ ಉತ್ತರಿಸಲು ಸಾಧ್ಯವಿಲ್ಲ. ಏಕೆಂದರೆ ಅದಕ್ಕೆ ಉತ್ತರ ಬಳಕೆದಾರರ ಆಸೆ, ಹಂಬಲ, ಗುರಿ, ದುರಾಸೆ, ಸದಾಚಾರ, ಪರಿಸರ ಎಲ್ಲವನ್ನೂ ಅವಲಂಬಿಸಿರುತ್ತದೆ. ಬರೇ ಕೆಮಿಸ್ಟ್ರಿಯನ್ನಷ್ಟೇ ಅಲ್ಲ ಅಲ್ಲವಾ?
6: ರಕ್ತಸ್ರಾವಕ್ಕೆ ಒಂದು ಕ್ವಿಕ್ ಫಿಕ್ಸ್. ಚುಚ್ಚಿದ ಸೂಜಿ ಪುಟ್ಟದೇ ಆದರೂ ಚಿಮ್ಮಿದ ರಕ್ತ ಹೆಪ್ಪುಗಟ್ಟಲು ಅಥವಾ ನಿಲ್ಲಲು ಹಲವು ನಿಮಿಷಗಳೇ ಬೇಕು. ಇನ್ನು ದೊಡ್ಡ ಗಾಯವಾದರೆ ಕಥೆಯೇ ಬೇರೆ. ರಕ್ತ ಹೊರಗೆ ಚಿಮ್ಮದಂತೆ ಬ್ಯಾಂಡೇಜು ಹಾಕಿ ನಿಲ್ಲಿಸದೆ ವಿಧಿಯಿಲ್ಲ. ಹೀಗಿದ್ದು ಬ್ಯಾಂಡೇಜು ತೆರೆದೊಡನೆ ಮತ್ತೆ ರಕ್ತ ಹರಿಯುವ ಸಾಧ್ಯತೆಗಳು ಇದ್ದೇ ಇರುತ್ತವೆ. ರಕ್ತ ಸುರಿಯುವುದು ನಿಲ್ಲುವುದನ್ನೇ ಹೆಪ್ಪುಗಟ್ಟುವುದು ಎನ್ನುತ್ತೇವೆ. ಇದೀಗ ಸುರಿಯುವ ರಕ್ತಕ್ಕೆ ಕ್ಷಿಪ್ರವಾಗಿ ಅಡ್ಡಗಟ್ಟೆ ಹಾಕುವ ವಿಧಾನವೊಂದು ಸಾಧ್ಯವಂತೆ. ಸಾಮಾನ್ಯವಾಗಿ ಹೆಪ್ಪುಗಟ್ಟಿದಾಗ ಆಗುವುದಕ್ಕಿಂತಲೂ 13 ಪಟ್ಟು ಗಟ್ಟಿಯಾಗಿ ದೃಢವಾಗಿ ಹೆಪ್ಪುಗಟ್ಟುವಂತೆ ಮಾಡುವ ವಿಧಾನವೊಂದನ್ನು ಕೆನಡಾದ ಮ್ಯಾಗ್ಗಿಲ್ ವಿಶ್ವವಿದ್ಯಾನಿಲಯದ ಮೆಕ್ಯಾನಿಕಲ್ ಇಂಜಿನಿಯರ್ ಜಿಯಾನ್ಯು ಲೀ ಮತ್ತು ಸಂಗಡಿಗರು ಪತ್ತೆ ಮಾಡಿದ್ದಾರೆ. ರಕ್ತ ಹೆಪ್ಪುಗಟ್ಟುವುದು ನಿಸರ್ಗದ ಒಂದು ರಕ್ಷಣಾ ಕ್ರಮ. ಗಾಯವಾದಾಗ ರಕ್ತ ಹರಿದು ಪ್ರಾಣಕ್ಕೆ ಅಪಾಯ ಆಗದಂತೆ ತಡೆಯುವುದು ಪ್ರಮುಖ ಗುರಿ. ಅದರ ಜೊತೆಗೆ ತೆರೆದ ಗಾಯದೊಳಗೆ ರೋಗಾಣುಗಳು ಬಂದು ಸೇರಿಕೊಂಡು ಅಂಗಗಳು ಕೊಳೆಯುವುದೂ ಆರಂಭವಾಗಬಹುದು. ಗಾಯವನ್ನು ಮುಚ್ಚಿದಾಗ ಈ ಸಾಧ್ಯತೆ ಕಡಿಮೆ. ರಕ್ತ ಹೆಪ್ಪುಗಟ್ಟುವುದಕ್ಕೆ ಇದೂ ಒಂದು ಕಾರಣ. ಹೆಪ್ಪುಗಟ್ಟುವ ಕ್ರಿಯೆ ಬಹಳ ಸಹಜವಾಗಿಯೇ ನಡೆಯುತ್ತದೆ. ಪ್ರಮುಖವಾಗಿ ಇದು ಒಂದು ಜೈವಿಕ ಕ್ರಿಯೆ. ಇದರಲ್ಲಿ ರಾಸಾಯನಿಕ ಚಟುವಟಿಕೆಗಳ ಜೊತೆಗೆ ಜೀವಕೋಶಗಳ ಚಟುವಟಿಕೆಯೂ ಮುಖ್ಯವಾಗುತ್ತದೆ. ಹೆಪ್ಪುಗಟ್ಟುವಾಗ ಹಲವಾರು ಬದಲಾವಣೆಗಳಾಗುತ್ತದೆ. ದ್ರವ ರೂಪದಲ್ಲಿರುವ ರಕ್ತ ಅರೆದ್ರವ ಅಥವಾ ಅರೆಘನವಾಗುತ್ತದೆ. ಇದಕ್ಕೆ ಕಾರಣ ರಕ್ತದಲ್ಲಿರುವ ಕೆಂಪು ರಕ್ತ ಕಣಗಳು, ಪ್ಲೇಟ್ಲೆಟ್ಟುಗಳು ಹಾಗೂ ಕೆಲವು ಪ್ರೋಟೀನುಗಳು. ಗಾಯವಾದ ಕೂಡಲೇ ರಕ್ತನಾಳ ಕುಗ್ಗಲು ಆರಂಭಿಸುತ್ತದೆ. ಇದು ರಕ್ತದ ಹರಿವನ್ನು ಸ್ವಲ್ಪ ಕಡಿಮೆ ಮಾಡುತ್ತದೆ. ರಕ್ತ ಪರೀಕ್ಷೆಗೆ ಎಂದು ಸಿರಿಂಜಿನಿಂದ ರಕ್ತವನ್ನು ತೆಗೆದ ಕೂಡಲೇ ರಕ್ತದ ಹರಿವು ಕಡಿಮೆಯಾಗುವುದಕ್ಕೆ ಇದುವೇ ಕಾರಣ. ಗಾಯ ಇನ್ನೂ ದೊಡ್ಡದಾಗಿದ್ದರೆ ಅಥವಾ ರಕ್ತನಾಳ ದೊಡ್ಡದಾಗಿದ್ದರೆ ಆ ಜಾಗದಲ್ಲಿ ಪ್ಲೇಟ್ಲೆಟ್ಟುಗಳು ಬಂದು ಕೂಡಿಕೊಳ್ಳುತ್ತವೆ. ಗಾಳಿಗೆ ತೆರೆದುಕೊಂಡಾಗ ಇವು ಒಂದಕ್ಕೊಂದು ಅಂಟಿಕೊಳ್ಳಲು ಆರಂಭಿಸುತ್ತವೆ. ಹೀಗೆ ಪ್ಲೇಟ್ಲೆಟ್ಟುಗಳ ಬಿರಡೆಯೊಂದು ರೂಪುಗೊಂಡು ರಕ್ತದ ಹರಿವನ್ನು ತಡೆಯುತ್ತದೆ. ಅದೇ ವೇಳೆಯಲ್ಲಿ ಈ ಪ್ಲೇಟ್ಲೆಟ್ಟುಗಳ ನಡುವೆ ಇರುವ ದ್ರವದಲ್ಲಿ ಫೈಬ್ರಿನ್ ಎನ್ನುವ ಪ್ರೋಟೀನ್ ಎಳೆಗಳು ರೂಪುಗೊಳ್ಳುತ್ತವೆ. ಪ್ಲೇಟ್ಲೆಟ್ಟುಗಳಲ್ಲಿರುವ ಫ್ಯಾಕ್ಟರ್ 8 ಎಂಬ ಕಿಣ್ವ ದ್ರವದಲ್ಲಿರುವ ವಸ್ತುಗಳನ್ನು ಬಳಸಿಕೊಂಡು ಫೈಬ್ರಿನ್ ಎಳೆಗಳನ್ನು ರೂಪಿಸುತ್ತದೆ. ಫೈಬ್ರಿನ್ ಎಳೆಗಳು ಹಾಗೂ ಪ್ಲೇಟ್ಲೆಟ್ಟುಗಳ ಜಾಲವೇ ಹೆಪ್ಪು. ನಡುವೆ ಒಂದಿಷ್ಟು ದ್ರವವೂ ಇರುವುದರಿಂದ ಇದು ಜೆಲ್ಲಿಯಂತೆ ಅರೆಘನ, ಜೆಲ್ಲಿಯಂತೆ ಮೃದುವಾಗಿಯೂ ಇರುತ್ತದೆ. ಈ ಕ್ರಿಯೆ ಜರುಗಲು

0: ಏನಿಲ್ಲವೆಂದರೂ ಹಲವು ನಿಮಿಷಗಳು ಬೇಕು. ಅಷ್ಟರಲ್ಲಿ ಸಾಕಷ್ಟು ರಕ್ತ ಹರಿದು ಹೋಗಬಹುದು. ರಕ್ತ ಶೀಘ್ರವಾಗಿ ಹೆಪ್ಪುಗಟ್ಟುವಂತೆ ಮಾಡಿದರೆ ಈ ನಷ್ಟವನ್ನು, ಅದರಿಂದಾಗುವ ತೊಂದರೆಗಳನ್ನೂ ತಡೆಯಬಹುದು. ಉದಾಹರಣೆಗೆ, ಹೀಮೋಫೀಲಿಯಾ ಕಾಯಿಲೆ ಇರುವ ಕೆಲವರಲ್ಲಿ ಫ್ಯಾಕ್ಟರ್ 8 ತಯಾರಿಕೆ ಕಡಿಮೆಯಾಗಿರುತ್ತದೆ, ಅಥವಾ ತಯಾರಾಗುವ ಕಿಣ್ವ ದೋಷಪೂರ್ಣವಾಗಿರಬಹುದು. ಇದರಿಂದಾಗಿ ಅವರ ರಕ್ತ ಹೆಪ್ಪುಗಟ್ಟುವುದು ನಿಧಾನ. ಫಲವಾಗಿ ಗಾಯವಾದಾಗ ತಡೆಯಿಲ್ಲದ ರಕ್ತಸ್ರಾವ ಆಗಬಹುದು. ಅಂಥವರಿಗೆ ಕೃತಕವಾಗಿ ಫ್ಯಾಕ್ಟರ್ 8 ಒದಗಿಸುವುದು ಒಂದು ಉಪಾಯ. ಬೇರೆ ಉಪಾಯ ಇಲ್ಲವೇ? ಇವೆ. ಬ್ಯಾಂಡೇಜ್ ಹಾಕಿ ಗಾಯವನ್ನು ಮುಚ್ಚುವುದು ಒಂದು ಹಳೆಯ ಉಪಾಯ. ಎರಡನೆಯದು, ಫ್ಯಾಕ್ಟರ್ 8 ಹೆಪ್ಪುಗಟ್ಟಿಸುವ ವಸ್ತುಗಳನ್ನು ಅಥವಾ ಹೈಡ್ರೋಫೋಬಿಕ್ ವಸ್ತುಗಳನ್ನು ಇಲ್ಲವೇ ಸ್ಥಾಯಿ ವಿದ್ಯುತ್ ಬಳಸಿ ರಕ್ತಕಣಗಳು ಹಾಗೂ ಪ್ಲೇಟ್ಲೆಟ್ಟುಗಳು ಒಟ್ಟಾಗುವಂತೆ ಮಾಡುವುದು. ಇದರಿಂದ ಸ್ವಲ್ಪ ಮಟ್ಟಿಗೆ ಹೆಪ್ಪು ರೂಪುಗೊಂಡಂತಾಗುತ್ತದೆ, ಆದರೆ ಫೈಬ್ರಿನ್ ಎಳೆಗಳು ಇನ್ನೂ ರೂಪುಗೊಂಡಿರುವುದಿಲ್ಲ. ಆದ್ದರಿಂದ ಹೆಪ್ಪು ಕದಲದಂತೆ ಎಚ್ಚರ ವಹಿಸಬೇಕು. ಹೆಪ್ಪು ಅಪೂರ್ಣವಾಗಿ ರೂಪುಗೊಂಡರೂ ಅಪಾಯವೇ. ಮೃದುವಾಗಿರುವ ಹೆಪ್ಪು ಒಡೆದು ಗಾಯ ತೆರೆದುಕೊಳ್ಳುವ ಸಂಗತಿಗಳು ಅಪರೂಪವೇನಲ್ಲ. ಹೀಗಾಗಿ ಅತಿ ಕ್ಷಿಪ್ರವಾಗಿ ಹಾಗೂ ಸಹಜವಾಗಿ ಹೆಪ್ಪುಗಟ್ಟುವಂತೆ ಮಾಡುವ ವಿಧಾನ ಬೇಕಿತ್ತು. ಇದೀಗ ಜಿಯಾನ್ಯು ಲೀ ಮತ್ತು ಅವರ ತಂಡ ಇದಕ್ಕೊಂದು ಉಪಾಯವನ್ನು ಸೂಚಿಸಿದೆ. ಹೆಪ್ಪುಗಟ್ಟುವುದರಲ್ಲಿ ಅಷ್ಟೇನೂ ಪಾತ್ರವಿಲ್ಲದ ಕೆಂಪು ರಕ್ತ ಕಣಗಳನ್ನು ಬಳಸುವುದು ಇವರ ಉಪಾಯ. ಈ ಕಣಗಳನ್ನು ರಾಸಾಯನಿಕವಾಗಿ ಸ್ವಲ್ಪ ಮಾರ್ಪಡಿಸಿ ಅವು ಗಾಯದಲ್ಲಿ ತಮ್ಮಂತಾವೇ ಒಂದಕ್ಕೊಂದು ಅಂಟಿಕೊಂಡು ರಕ್ತ ಕಣಗಳ ಜಾಲವನ್ನು ಸೃಷ್ಟಿಸಬಹುದೇ? ಇದು ಲೀ ತಂಡದ ಯೋಜನೆ. ಇದಕ್ಕಾಗಿ ಇವರು ಕೆಂಪು ರಕ್ತ ಕಣಗಳನ್ನು ತೆಗೆದುಕೊಂಡು ಅವುಗಳ ಮೇಲ್ಮೈಗೆ ಟ್ರಾನ್ಸ್ ಸೈಕ್ಲೋಆಕ್ಟೀನ್ ಮತ್ತು ಟೆಟ್ರಾಜೀನ್ ಎನ್ನುವ ಅಣುಗಳನ್ನು ಜೋಡಿಸಿದ್ದಾರೆ. ಇಂತಹ ಕಣಗಳ ನಡುವೆ ಕೆಲವು ಪಾಲಿಮರ್ ಅಣುಗಳನ್ನು ಇಟ್ಟಾಗ ಅವು ಸೈಕ್ಲೋಆಕ್ಟೀನ್ ಮತ್ತು ಟೆಟ್ರಾಜೀನ್ ಅಂಶಗಳಿಗೆ ಜೋಡಿಸಿಕೊಡುತ್ತವೆ. ಹೀಗೆ ಒಂದು ಹಂದರ ಸೃಷ್ಟಿಯಾಗುತ್ತದೆ. ಪ್ಲೇಟ್ಲೆಟ್ಟುಗಳು ಫೈಬ್ರಿನ್ ತಯಾರಿಸುವುದಕ್ಕೂ ಮೊದಲೇ ಹೀಗೊಂದು ಹಂದರ ಸೃಷ್ಟಿಯಾಗುತ್ತದೆ. ಅದರೊಳಗೆ ಇರುವ ಪ್ಲೇಟ್ಲೆಟ್ಟುಗಳು ನಂತರ ಸಹಜವಾಗಿ ಫೈಬ್ರಿನ್ ಜಾಲವನ್ನು ಸೃಷ್ಟಿಸುತ್ತವೆ. ಇವೆರಡೂ ಕೂಡಿಕೊಂಡು ದೃಢವಾದ ಗಟ್ಟಿಯಾದ ಹೆಪ್ಪು ರೂಪುಗೊಳ್ಳುತ್ತದೆ. ಈ ತಂತ್ರವನ್ನು ಇವರು ಇಲಿಗಳಿಗೆ ಗಾಯ ಮಾಡಿ ರಕ್ತ ಹೆಪ್ಪುಗಟ್ಟುತ್ತದೆ, ಹೆಪ್ಪು ಎಷ್ಟು ಗಟ್ಟಿ, ಅದನ್ನು ಹರಿಯಲು ಎಷ್ಟು ಬಲಬೇಕು, ಸಾಧಾರಣ ಹೆಪ್ಪನ್ನು ಹರಿಯಲು ಎಷ್ಟು ಬಲಬೇಕು ಎಂದೆಲ್ಲ ಪರೀಕ್ಷಿಸಿದ್ದಾರೆ. ಈ ರೀತಿಯಲ್ಲಿ ಕೆಂಪು ರಕ್ತ ಕಣಗಳನ್ನು ಮಾರ್ಪಡಿಸಿ ಕಟ್ಟಿದ ಕೃತಕ ಹೆಪ್ಪನ್ನು ಹರಿಯಲು ಸಾಧಾರಣ ಹೆಪ್ಪನ್ನು ಹರಿಯಲು ಬೇಕಾಗುವ ಬಲಕ್ಕಿಂತ 13 ಹೆಚ್ಚು ಬಲಬೇಕಿತ್ತು. ಅಷ್ಟೇ ಅಲ್ಲ, ಕೇವಲ 5 ಮೈಕ್ರೋಸೆಕೆಂಡುಗಳಲ್ಲಿ ಹೆಪ್ಪು ರೂಪುಗೊಂಡಿತ್ತು. ಅಂದರೆ ಸೆಕೆಂಡಿನ 21 ಸಮಯದಲ್ಲಿ ರಕ್ತ ಹೆಪ್ಪುಗಟ್ಟಿತ್ತು. ಇಷ್ಟು ಕ್ವಿಕ್ ಆಗಿ ಹೆಪ್ಪುಗಟ್ಟಿಸುವ ಈ ವಿಧಾನವನ್ನು ಕ್ಲಿಕ್ ಕ್ಲಾಟಿಂಗ್ ವಿಧಾನ ಎಂದು ಲೀ ಹೆಸರಿಸಿದ್ದಾರೆ. ಹೇಗಿದೆ ಈ ಕ್ವಿಕ್ ಫಿಕ್ಸ್? ಈ ಸಂಶೋಧನೆಯ ವಿವರಗಳನ್ನು ನೇಚರ್ ಪತ್ರಿಕೆ ಇತ್ತೀಚಿನ ಸಂಚಿಕೆಯಲ್ಲಿ ಪ್ರಕಟಿಸಿದೆ.
1: ಕೋಶದೊಳಗೊಂದು ಥರ್ಮಾಮೀಟರು. ಸ್ನಾನಕ್ಕೆ ಅಂತ ಬಿಸಿ ನೀರು ಬಕೆಟಿಗೆ ಸುರಿದ ಮೇಲೆ ಒಮ್ಮೆ ಅದರಲ್ಲಿ ಬೆರಳು ಅದ್ದಿ ಪರೀಕ್ಷಿಸದೇ ಇರುವವರು ಯಾರಾದರೂ ಇದ್ದೀರಾ? ಬಹುಶಃ ಇಲ್ಲ. ಯಾಕೆಂದರೆ ನೀರು ಸುಡುವಷ್ಟು ಬಿಸಿಯೋ, ಹಿತವಾಗಿ ಬೆಚ್ಚಗಿದೆಯೋ, ನಡುಗಿಸುವಷ್ಟು ತಣ್ಣಗೆ ಇದೆಯೋ ಎಂದು ತಿಳಿಯುವುದಕ್ಕೆ ಇದೊಂದೇ ದಾರಿ. ಆದರೆ ಇಲ್ಲೂ ಒಂದು ಸಮಸ್ಯೆ ಇದೆ. ಸ್ವಲ್ಪವೇ ಸ್ವಲ್ಪ ಉಷ್ಣತೆ ಹೆಚ್ಚಿದ್ದರೂ ಅದನ್ನು ನಾವು ಪತ್ತೆ ಮಾಡಲು ಸಾಧ್ಯವೇ ಇಲ್ಲ. ಬೆಚ್ಚಗೆ ಇರುವ ನೀರಿನ ಉಷ್ಣತೆ 10 ಕೂಡ ವ್ಯತ್ಯಾಸವಾಗಿರಬಹುದು. ಇದು ಕಣ್ಣಿಗೆ ಕಾಣುವ ನೀರಿನ ಉಷ್ಣತೆಯನ್ನು ಪತ್ತೆ ಮಾಡುವುದಕ್ಕೆ ಇರುವ ಸವಾಲು. ಇನ್ನು ಕಣ್ಣಿಗೆ ಕಾಣದ ವಸ್ತುಗಳ ಉಷ್ಣೆಯನ್ನು ಪತ್ತೆ ಮಾಡಬಹುದೇ? ಮಾಡಬಹುದಂತೆ. ಕಣ್ಣಿಗೆ ಕಾಣದಷ್ಟು ಪುಟ್ಟದಾದ ಜೀವಕೋಶಗಳ ಒಳಗಿನ ಉಷ್ಣತೆಯನ್ನು ಅಳೆಯುವ ಥರ್ಮಾಮೀಟರ್ ಅನ್ನು ಜಪಾನಿನ ಕ್ವಾಂಟಮ್ ಲೈಫ್ ಸೈನ್ಸಸ್ ಸಂಶೋಧನಾಲಯದ ಹಿತೋಷಿ ಇಶಿವಾತ ಮತ್ತು ಸಂಗಡಿಗರು ವಿನ್ಯಾಸ ಮಾಡಿದ್ದಾರಂತೆ. ಕ್ವಾಂಟಮ್ ತಂತ್ರಜ್ಞಾನವನ್ನು ಬಳಸಿಕೊಂಡು ಇವರು ಈ ಸಾಧನೆ ಮಾಡಿದ್ದಾರೆ. ಥರ್ಮಾಮೀಟರು ಎಂದರೆ ಉಷ್ಣತೆಯನ್ನು, ಅರ್ಥಾತ್ ಶಾಖ ಶಕ್ತಿಯನ್ನು ಅಳೆಯುವ ಒಂದು ಸಾಧನ. ನಾವು ವೈದ್ಯರ ಬಳಿಯಲ್ಲಿ ನೋಡುವ ಗಾಜಿನ ಥರ್ಮಾಮೀಟರು ದ್ರವಗಳು ಬಿಸಿಯಾದಾಗ ಹಿಗ್ಗುತ್ತವೆ ಎನ್ನುವ ತತ್ವವನ್ನು ಆಧರಿಸಿ ತಯಾರಾಗಿವೆ. ಅವುಗಳಲ್ಲಿ ಇರುವ ಪಾದರಸ ಬಿಸಿಯಾಗುತ್ತಿದ್ದಂತೆ ಹಿಗ್ಗುತ್ತದೆ. ಮಂಜುಗಡ್ಡೆಯಲ್ಲಿಯೂ ಹಬೆಯಾಡುವ ನೀರಿನಲ್ಲಿಯೂ ಇಟ್ಟಾಗ ಕಾಣುವ ಪಾದರಸದ ಹಿಗ್ಗುವಿಕೆಯನ್ನೇ ವಿಭಾಗಿಸಿ ಡಿಗ್ರಿ ಎಂದು ಕರೆದು ಉಷ್ಣತೆಯನ್ನು ಗುರುತಿಸಲು ಬಳಸುತ್ತೇವೆ. ಮಂಜುಗಡ್ಡೆಯ ಉಷ್ಣ

ಉಷ್ಣತೆಯಲ್ಲಿರುವ ವಸ್ತುವಿನ ಉಷ್ಣತೆ 100 ಡಿಗ್ರಿ ಆದಾಗ ಅದು ಕುದಿಯುವ ನೀರಿನಷ್ಟು ಬಿಸಿಯಾಗಿರುತ್ತದೆ ಎಂದರ್ಥ. ಇದು ಒಂದು ವಿಧಾನ. ಇನ್ನೊಂದು ವಿಧಾನ ಥರ್ಮೋಕಪಲ್ ಎನ್ನುವ ವಿದ್ಯಮಾನವನ್ನು ಬಳಸುತ್ತದೆ. ಎರಡು ವಿಭಿನ್ನ ಲೋಹಗಳ ತಂತಿಗಳನ್ನು ತುದಿಗಳಲ್ಲಿ ಬೆಸೆದಿರುತ್ತದೆ. ಈ ಬೆಸೆದ ಜೋಡಿ ತಂತಿಯ ಒಂದು ತುದಿ ಬಿಸಿಯಾದಾಗ ತಣ್ಣಗಿರುವ ಮತ್ತೊಂದು ತುದಿಯಲ್ಲಿ ವಿದ್ಯುತ್ ಹುಟ್ಟುತ್ತದೆ. ಈ ವಿದ್ಯುತ್ತಿನ ಪ್ರಮಾಣವನ್ನು ಅಳೆದು ಎಷ್ಟರ ಮಟ್ಟಿಗೆ ಬಿಸಿಯಾಗಿದೆ ಎಂದು ತಿಳಿಯಬಹುದು. ಈ ವಿದ್ಯಮಾನವನ್ನು ಸೀಬೆಕ್ ಪರಿಣಾಮ ಎನ್ನುತ್ತಾರೆ. ಈ ಬಗೆಯ ಉಷ್ಣಮಾಪಿಗಳು ಪಾದರಸದ ಥರ್ಮಾಮೀಟರುಗಳಿಗಿಂತ 10 ಪಟ್ಟು ಬಿಸಿಯಾದ ಉಷ್ಣತೆಯನ್ನು ಅಳೆಯಬಲ್ಲವು. ಅಂತಹ ಬಿಸಿಯಲ್ಲಿ ಗಾಜಿನ ಥರ್ಮಾಮೀಟರು ಒಡೆದೇ ಹೋಗಬಹುದು. ಥರ್ಮಿಸ್ಟಾರ್ ಥರ್ಮೋಮೀಟರುಗಳು ಇನ್ನೊಂದು ವಿಧ. ಇವು ಇಲೆಕ್ಟ್ರಾನಿಕ್ ಥರ್ಮಾಮೀಟರುಗಳು. ಇವುಗಳಲ್ಲಿ ಸೆಮಿಕಂಡಕ್ಟರಿನಂತೆಯೇ ವಿಶೇಷವಾದೊಂದು ವಸ್ತು ಇರುತ್ತದೆ. ಅದು ಬಿಸಿಯಾದಾಗ ಕ್ಷೀಣವಾದ ವಿದ್ಯುತ್ ಸಿಯಾದಾಗ ಕ್ಷೀಣವಾದ ವಿದ್ಯುತ್ತನ್ನು ಹುಟ್ಟಿಸುತ್ತದೆ. ಈ ವಿದ್ಯುತ್ತಿನ ಪ್ರಮಾಣವನ್ನು ಅಳೆದು ಥರ್ಮಿಸ್ಟಾರು ಎಷ್ಟು ಬಿಸಿಯಾಗಿದೆ ಎಂದು ತಿಳಿಯಬಹುದು. ಇವಲ್ಲದೆ ದೂರದಿಂದಲೇ ಬಿಸಿಯಾದ ವಸ್ತುಗಳ ಉಷ್ಣತೆಯನ್ನು ತಿಳಿಯುವ ದೂರ ಸಂವೇದಿ ಉಷ್ಣಮಾಪಕಗಳು ಇವೆ. ಕೋವಿಡ್ ಸಾಂಕ್ರಾಮಿಕದ ಸಂದರ್ಭದಲ್ಲಿ ದೇಹದ ಉಷ್ಣತೆಯನ್ನು ಗಮನಿಸಲು ಇವನ್ನು ಬಳಸಿದ್ದೆವು. ಇವೆಲ್ಲವೂ ನಮಗೆ ತಿಳಿದಿರುವ ಉಷ್ಣತೆಯನ್ನು ಮಾಪುವ ವಿಧಾನಗಳು. ಆದರೆ ಇವು ಯಾವುವು ಜೀವಕೋಶದೊಳಗಿನ ಉಷ್ಣತೆ ಎಷ್ಟಿದೆ ಎಂಬುದನ್ನು ತಿಳಿಸಲಾರವು. ಏಕೆಂದರೆ ಜೀವಕೋಶದಷ್ಟು ಪುಟ್ಟ ವಸ್ತುವಿನೊಳಗೆ ಅದನ್ನು ಹಾಳಗೆಡವದಂತೆ ತೂರುವ ತಂತಿ ಇಲ್ಲ. ಹೀಗಾಗಿ ಜೀವಕೋಶದೊಳಗೆ ಯಾವುದಾದರೂ ವಸ್ತುವನ್ನು ಸೇರಿಸಿ ಉಷ್ಣತೆಯಿಂದಾಗಿ ಅದರಲ್ಲಿ ಆಗುವ ಬದಲಾವಣೆಗಳನ್ನು ಗಮನಿಸುವುದಷ್ಟೇ ಉಪಾಯ. ನ್ಯಾನೋ ವಜ್ರಗಳ್ ಎನ್ನುವ ವಸ್ತುಗಳನ್ನು ಈ ಹಿಂದೆ ಜೀವಕೋಶಗಳೊಳಗಿನ ಉಷ್ಣತೆಯನ್ನು ಅಳೆಯಲು ಬಳಸಲಾಗಿತ್ತು. ಅತಿ ಸಣ್ಣದಾದ ವಜ್ರದ ಹರಳುಗಳು ಇವು, ಆದರೆ ಪೃಥಕವಾಗಿ ತಯಾರಿಸಿದಂಥವು. ವಜ್ರದಲ್ಲಿ ಸಾಮಾನ್ಯವಾಗಿ ಇರುವ ಕಾರ್ಬನ್ನಿನ ಜೊತೆಗೆ ನೈಟ್ರೋಜನ್ ಅಣುವೊಂದನ್ನು ಕೂಡಿಸಿ ತಯಾರಿಸಿದಂತಹ ಹರಳುಗಳು ಇವು. ಈ ನೈಟ್ರೋಜನ್ನಿಂದಾಗಿ ಹರಳುಗಳಿಗೆ ಒಂದು ವಿಶೇಷ ಗುಣ ಒದಗುತ್ತದೆ. ಅವುಗಳ ಕ್ವಾಂಟಮ್ ಸ್ಥಿತಿಯಲ್ಲಿ ವೈವಿಧ್ಯ ಉಂಟಾಗುತ್ತದೆ. ಈ ಕ್ವಾಂಟಮ್ ಸ್ಥಿತಿಯನ್ನು ಸ್ಪಿನ್ ಎಂದು ಕರೆಯುತ್ತಾರೆ. ಇದೊಂದು ಕಾಂತಗುಣ, ಅರ್ಥಾತ್ ಕಾಂತಶಕ್ತಿಯಿಂದ ಬದಲಾಗಬಲ್ಲ ಗುಣ. ನ್ಯಾನೋ ವಜ್ರದ ಅಣುಗಳಲ್ಲಿ ಸ್ಪಿನ್ಗೆ ಸಂಬಂಧಿಸಿದಂತೆ 3 ಬಗೆ ಸಾಧ್ಯ. ಮೊದಲೆರಡು ಒಂದಕ್ಕೊಂದು ವಿರುದ್ಧವೆನ್ನಿಸುವ ಸ್ಥಿತಿ. ಮೂರನೆಯದು ಈ ಎರಡೂ ಸ್ಥಿತಿಯು ಒಟ್ಟಿಗೆ ಇರುವಂತಹ ಇಬ್ಬಂದಿ ಕ್ವಾಂಟಮ್ ಸ್ಥಿತಿ ಎನ್ನಬಹುದು. ಒಂದಿಷ್ಟು ಶಕ್ತಿಯನ್ನು ಒದಗಿಸಿದಾಗ ಇಲ್ಲವೇ ಕಳೆದಾಗ ಇವುಗಳು ತಮ್ಮ ಸ್ಥಿತಿಯನ್ನುಯ ಬದಲಿಸಿಕೊಳ್ಳಬಲ್ಲುವು. ಪ್ರಬಲವಾದ ಅಯಸ್ಕಾಂತ ಇದ್ದಲ್ಲಿ ಈ ಸೂಕ್ಷ್ಮ ಬದಲಾವಣೆಗಳನ್ನು ಗುರುತಿಸಬಹುದು. ಹೀಗಾಗಿ ಇದುವರೆವಿಗೂ ಇಂತಹ ನ್ಯಾನೋ ವಜ್ರ ಕಣಗಳನ್ನು ಬಳಸಿ ಜೀವಕೋಶಗಳ ಉಷ್ಣತೆಯನ್ನು ಮಾಪಿಸಬಹುದಿತ್ತು. ಆದರೆ ಕೃತಕವಾಗಿ ತಯಾರಾದ ಈ ನ್ಯಾನೋವಜ್ರಗಳು ಎಲ್ಲವೂ ಒಂದೇ ರೀತಿ ಇರುವುದಿಲ್ಲವಾದ್ದರಿಂದ ಅವು ಅಳೆದ ಉಷ್ಣತೆಯಲ್ಲಿ ಸಾಕಷ್ಟು ವ್ಯತ್ಯಾಸ ಕಾಣುತ್ತಿತ್ತು. ಬೆರಳಿನಿಂದ ಮುಟ್ಟಿದ ಬಿಸಿನೀರಿನಲ್ಲಿರಬಹುದಾದ ವ್ಯತ್ಯಾಸದಂತೆ. ಹೀಗಾಗಿ ಇದು ಅಷ್ಟು ನಿಖರವಾದ ಮಾಪಕವಾಗಲಿಲ್ಲ. ಇದೀಗ ಇಶಿವಾತರ ತಂಡ ಹೊಸದೊಂದು ಕ್ವಾಂಟಮ್ ವಸ್ತುವನ್ನು ಬಳಸಿ ಇನ್ನೂ ನಿಖರವಾಗಿ ಜೀವಕೋಶದೊಳಗಿನ ಉಷ್ಣತೆಯನ್ನು ಅಳೆದಿದೆ. ಇಶಿವಾತರ ತಂಡ ಇದೆ. ಇಶಿವಾತರ ತಂಡ ತಯಾರಿಸಿರುವ ವಸ್ತುವನ್ನು ನ್ಯಾನೋ ಸೆನ್ಸರ್ ಎಂದು ಕರೆದಿದ್ದಾರೆ, ಅಂದರೆ ಅತಿ ಸೂಕ್ಷ್ಮವಾದ ಸಂವೇದಕ. ಇದು ಕೂಡ ನ್ಯಾನೋವಜ್ರದ ಹರಳುಗಳಂತೆಯೇ ಸ್ಪಿನ್ ಗುಣವನ್ನು ಬಳಸುತ್ತದೆ. ಆದರೆ ಒಂದು ವ್ಯತ್ಯಾಸವಿದೆ. ಈ ವಸ್ತುವಿನಲ್ಲಿ ಇರುವ ಎಲ್ಲ ಅಣುಗಳ ಸ್ಪಿನ್ ಕೂಡ ಏಕತೆರನಾಗಿರುತ್ತದೆ. ಜೊತೆಗೆ ಅದರಲ್ಲಿ ಉಂಟಾಗುವ ವ್ಯತ್ಯಾಸಗಳು ತುಸು ದೀರ್ಘಕಾಲ ಉಳಿಯುತ್ತವೆ. ಹೀಗಾಗಿ ಉಷ್ಣತೆಯಲ್ಲಿನ ಬದಲಾವಣೆಗಳನ್ನು ಇನ್ನಷ್ಟು ನಿಖರವಾಗಿ ಖಚಿತವಾಗಿ ತಿಳಿಯಬಹುದು ಎನ್ನುತ್ತಾರೆ ಇಶಿವಾತ. ಈ ವಿಶಿಷ್ಟ ನ್ಯಾನೋ ಕ್ವಾಂಟಮ್ ಸೆನ್ಸಾರುಗಳನ್ನು ತಯಾರಿಸಲು ಇಶಿವಾತ ತಂಡ ಸ್ಪಿನ್ ಕ್ವಾಂಟಮ್ ಗುಣವುಳ್ಳ ಪೆಂಟಸೀನ್ ಅಣುಗಳನ್ನು ಪ್ಯಾರಾ ಟರ್ಫಿನೈಲ್ ಹರಳುಗಳೊಳಗೆ ಬಂಧಿಸಿಟ್ಟಿತು. ಇದರ ಮೇಲೆ ಒಂದು ಪಾಲಿಮರ್ ಲೇಪವನ್ನು ಹಾಕಿದೆ. ಹೀಗೆ ತಯಾರಾದ ಅಣುಗಳೆಲ್ಲದರ ಸ್ಪಿನ್ ಕೂಡ ಏಕತೆರನಾಗಿರುತ್ತದೆ. ಇವುಗಳ ಮೇಲೆ ಹಸಿರು ಲೇಸರು ಬೆಳಕನ್ನು ಹಾಯಿಸಿದಾಗ ಕ್ವಾಂಟಮ್ ವಸ್ತುವು ಅದನ್ನು ಹೀರಿಕೊಳ್ಳುವುದರಿಂದ ಅದರ ಸ್ಪಿನ್ ಬದಲಾಗುತ್ತದೆ. ಅದು ಕೆಂಪಗಿನ ಬೆಳಕನ್ನು ಹೊಮ್ಮಿಸುತ್ತದೆ. ಈ ಬೆಳಕಿನ ಪ್ರಖರತೆ ಸುತ್ತಮುತ್ತಲಿನ ಉಷ್ಣತೆಯನ್ನು ಅವಲಂಬಿಸಿರುತ್ತದೆ. ಅಂದರೆ ಹಸಿರು ಬೆಳಕು ಹಾಯಿಸಿದಾಗ ಕಾಣುವ ಕೆಂಬಣ್ಣದ ಪ್ರಖರತೆ ಜೀವಕೋಶದಲ್ಲಿ ಬೇರೆ ಬೇರೆ ಕಡೆ ಬೇರೆ ಬೇರೆ ರೀತಿ ಇರುತ್ತದೆ.

0: ಎಂದರ್ಥ. ಇದನ್ನು ಅಲ್ಲಿನ ಉಷ್ಣತೆಯನ್ನು ಲೆಕ್ಕ ಹಾಕಲು ಬಳಸಬಹುದು. ಹೀಗೆ ಜೀವಕೋಶದ ವಿವಿಧ ಭಾಗಗಳಲ್ಲಿನ ಉಷ್ಣತೆಯನ್ನು ಅಳೆಯಬಹುದು. ಇಶಿವಾತ ತಂಡ ಇದನ್ನೂ ಪರೀಕ್ಷಿಸಿ ನೋಡಿದೆ. ಜೀವಂತ ಕೋಶದೊಳಗೆ ಈ ನ್ಯಾನೋ ಸೆನ್ಸಾರುಗಳನ್ನು ಹರಡಿ ವಿವಿಧ ನ್ಯಾನೋ ಸೆನ್ಸರುಗಳನ್ನು ಪರೀಕ್ಷಿಸಿದೆ. ಕೋಶದ ಬೇರೆ ಬೇರೆ ಭಾಗದಲ್ಲಿರುವ ನ್ಯಾನೋ ಸೆನ್ಸಾರುಗಳು 1 ಡಿಗ್ರಿಯಷ್ಟು ಉಷ್ಣತೆಯ ವ್ಯತ್ಯಾಸವನ್ನು ದಾಖಲಿಸಿದ್ದುವು. ಅಂದರೆ ಕೋಶದ ಎಲ್ಲೆಡೆ ಒಂದೇ ಉಷ್ಣತೆ ಇಲ್ಲ ಎಂದಾಯಿತು. ಕೇವಲ 500 ನ್ಯಾನೋಮೀಟರು ಅಂದರೆ ಮಿಲಿಮೀಟರಿನ 2/1000 ಅಂಶದಷ್ಟು ದೂರವಿರುವ ನ್ಯಾನೋ ಕಣಗಳು ಸ್ಪಷ್ಟವಾಗಿ ಉಷ್ಣತೆಯನ್ನು ತೋರಿಸುತ್ತವೆ. ಅರ್ಥಾತ್ ಈ ತಂತ್ರ ಬಲು ನಿಖರ ಎನ್ನುತ್ತಾರೆ ಇಶಿವಾತ. ಮುಂದೇನು ಗೊತ್ತಿಲ್ಲ. ಬಹುಶಃ ಜೀವಕೋಶದ ಚಟುವಟಿಕೆಗಳಿಗೂ ಅದರಲ್ಲಿನ ಉಷ್ಣತೆಗೂ ಸಂಬಂಧ ಏನು ಎಂಬುದನ್ನು ತಿಳಿಯಲು ಇದು ನೆರವಾಗಬಹುದು. ಅಥವಾ ಯಾರಿಗೆ ಗೊತ್ತು, ಇವು ಇನ್ಯಾವುದೋ ಬಳಕೆಗೂ ಒದಗಬಹುದು. ಹೊಸ ಅರಿವನ್ನು ತನ್ನ ಅನುಕೂಲಕ್ಕೆ ಬಳಸಿಕೊಳ್ಳುವುದನ್ನು ಮಾನವನಿಗೆ ಕಲಿಸಬೇಕಿಲ್ಲ ಅಲ್ಲವೇ?
1: ಇದು ಇಂದಿನ ಜಾಣಸುದ್ದಿ. ರಚನೆ ಕೊಳ್ಳೇಗಾಲ ಶರ್ಮಾ. ಜಾಣಧ್ವನಿ ಜೆಮಿನಿ AI ಧ್ವನಿಗಳು ಹಾಗೂ ಶ್ರೀಮತಿ ಭಾರತಿ ಅವರ ಅಣುಕು ಧ್ವನಿ.
2: ಜಾಣಸುದ್ದಿ ಒಂದು ಉಚಿತ ಧ್ವನಿ ಪತ್ರಿಕೆ. ಇದನ್ನು ನೀವು ಸ್ಪೋಟಿಫೈ, ಯೂಟ್ಯೂಬ್ ಹಾಗೂ ಅಮೆಜಾನ್ ಪ್ರೈಮ್ ಮ್ಯೂಸಿಕ್ ಗಳಲ್ಲಿ ಕೂಡ ಕೇಳಬಹುದು. ಜಾಣಸುದ್ದಿಯ ಬಗ್ಗೆ ನಿಮಗೆ ಸಂದೇಹ, ಸಲಹೆ, ಪ್ರಶ್ನೆಗಳೇನಾದರೂ ಇದ್ದಲ್ಲಿ ನೇರವಾಗಿ 9886640328 ಈ ನಂಬರಿಗೆ ಕರೆ ಮಾಡಿ ಇಲ್ಲವೇ ವಾಟ್ಸಪ್ ಮಾಡಿ.
3: ಇದುವರೆಗೂ ಕನ್ನಡದ ವಿಜ್ಞಾನ ಧ್ವನಿ ಪತ್ರಿಕೆ ಜಾಣಸುದ್ದಿ ಕೇಳಿದ್ದೀರಿ. ಇದನ್ನು ನಡೆಸಿಕೊಟ್ಟ ಎಲ್ಲರಿಗೂ ಧನ್ಯವಾದಗಳು.
4: ಪರಿಸರದ ಕುರಿತು ಪದಗಳ ಅರ್ಥವನ್ನು ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯಲ್ಲಿ ಮುಖ್ಯ ಪರಿಸರ ಅಧಿಕಾರಿಯಾಗಿ ಕೆಲಸ ನಿರ್ವಹಿಸಿ ನಿವೃತ್ತರಾಗಿರುವ ಶ್ರೀ DR ಕುಮಾರಸ್ವಾಮಿಯವರು ನಮ್ಮ ಪರಿಸರ ಪ್ರಿಯರಿಗಾಗಿ ಪ್ರಸ್ತುತಪಡಿಸಲಿದ್ದಾರೆ. ಬನ್ನಿ, ಅವರ ಮಾತುಗಳನ್ನು ಆಲಿಸಿ ಪರಿಸರವನ್ನು ಅರಿಯೋಣ.
5: 397ನೆಯ ಎಪಿಸೋಡ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ರಿಸೋರ್ಸ್ ಸ್ಕೇರ್ಸಿಟಿ, ಸಂಪನ್ಮೂಲಗಳ ಕೊರತೆ. ಕನ್ನಡದಲ್ಲಿ ಜೀವಿಗಳು ಬಳಸುವ ಸಂಪನ್ಮೂಲಗಳ ಕೊರತೆ. ಈ ಕೊರತೆ ವಿವಿಧ ಕಾರಣಗಳಿಂದ ಉಂಟಾಗಬಹುದು. ಪರಿಸರಿಕ, ಸಾಮಾಜಿಕ, ಆರ್ಥಿಕ, ರಾಜನೈತಿಕ, ಶೈಕ್ಷಣಿಕ, ತಾಂತ್ರಿಕ, ವೈಜ್ಞಾನಿಕ ಕಾರಣಗಳಿಂದ ಸಂಪನ್ಮೂಲ ಕೊರತೆ ಉಂಟಾಗುತ್ತದೆ. ಮಾನವರಲ್ಲಿ ಸಂಪನ್ಮೂಲ ಕೊರತೆ ಜನಗಳ ಹಾಗೂ ರಾಷ್ಟ್ರಗಳ ನಡುವೆ ಘರ್ಷಣೆಗೆ ಕಾರಣವಾಗುತ್ತದೆ. ಸಂಪನ್ಮೂಲಗಳ ಕೊರತೆಯು ಅದನ್ನು ಪರಸ್ಪರ ಹಂಚಿಕೊಳ್ಳುವಂತೆ ಪ್ರೇರೇಪಿಸುತ್ತದೆ. ಸಂಪನ್ಮೂಲದ ಹಂಚಿಕೆಯು ಸಾಮಾಜಿಕ ಮತ್ತು ಸಾಂಸ್ಕೃತಿಕ ಮೌಲ್ಯಗಳನ್ನು ಹಾಗೂ ಆರ್ಥಿಕ ಮತ್ತು ರಾಜನೈತಿಕ ವ್ಯವಸ್ಥೆಗಳನ್ನು ಅವಲಂಬಿಸಿದೆ. ಬೆಳೆಯುತ್ತಿರುವ ಜನಸಂಖ್ಯೆ ಮತ್ತು ಪ್ರಸ್ತುತ ಲಭ್ಯವಿರುವ ಸಂಪನ್ಮೂಲಗಳ ಅವೈಜ್ಞಾನಿಕ ನಿರ್ವಹಣೆ ಮತ್ತು ಹಂಚಿಕೆಗಳೇ ಸಂಪನ್ಮೂಲ ಕೊರತೆಗೆ ಮುಖ್ಯ ಕಾರಣಗಳು ಎಂದು ನಂಬಲಾಗಿದೆ. ಕಡಿಮೆ ಜನಸಂಖ್ಯೆ ಇರುವ ಅಮೆರಿಕದ ವ್ಯಕ್ತಿಗತ ಸಂಪನ್ಮೂಲದ ಬಳಕೆ ಅತ್ಯಂತ ಹೆಚ್ಚು. ಜನಸಂಖ್ಯೆ ಇರುವ ಭಾರತದ ವ್ಯಕ್ತಿಗತ ಬಳಕೆಗಿಂತ ಬಹಳ ಹೆಚ್ಚು, ಸುಮಾರು 50 ಪಟ್ಟು ಹೆಚ್ಚಾಗಿರುತ್ತದೆ. ಸಂಪನ್ಮೂಲ ಕೊರತೆಯಿಂದ ಮಾನವರು ಹಾಗೂ ಪ್ರಾಣಿಗಳ ನಡುವೆ ಸಂಘರ್ಷಣೆಗಳು ಉಂಟಾದ ವರದಿಗಳು ಇವೆ. ಉದಾಹರಣೆಗೆ, ಇತ್ತೀಚೆಗೆ ಮಾನವ ಮತ್ತು ಆನೆಗಳ ನಡುವೆ ಸಂಘರ್ಷ ಹಾಗೂ ಪ್ರಾಣಿಗಳ ನಡುವೆ ಸಂಘರ್ಷ. ಅರಣ್ಯಗಳಲ್ಲಿ ಸಾಕಷ್ಟು ಮೇವು ದೊರಕದೆ ಅವುಗಳು ಸಿಟಿಗಳಿಗೆ ದಾಳಿಯಿಡುತ್ತವೆ. ಅಥವಾ ಮಾನವನು ಬೆಳೆದ ಬೆಳೆಗಳ ಮೇಲೆ ದಾಳಿಯಿಟ್ಟು ಬೆಳೆಯನ್ನು ಆನೆಗಳು ತಿನ್ನುತ್ತವೆ. ಹಾಗೂ ಕೆಲವು ಮನೆಗಳಲ್ಲಿ ಸಾಕಿದ ನಾಯಿಗಳನ್ನು ಚಿರತೆಗಳು ಹಿಡಿದುಕೊಂಡು ಹೋಗುತ್ತವೆ. ಇದಕ್ಕೆ ಮುಖ್ಯ ಕಾರಣ ಮಾನವನ ಜನಸಂಖ್ಯೆಯ ಸ್ಫೋಟ ಹಾಗೂ ಮಾನವರು ಕಾಡುಗಳನ್ನು ಅತಿಕ್ರಮಣ ಮಾಡಿರುವುದೇ ಇದಕ್ಕೆ ಕಾರಣವಾಗಿದೆ. ರೆಸ್ಪರಬಲ್ ಡಸ್ಟ್, ಶ್ವಾಸನೀಯ ಧೂಳು. ಮಾಲಿನ್ಯ ಅಧ್ಯಯನದ ಪ್ರಕಾರ ಅತಿ ಸೂಕ್ಷ್ಮವಾದ ಸುಮಾರು 0.25 x 10 µm ಗಾತ್ರದ ಧೂಳಿನ ಕಣ. ಈ ಧೂಳು ಉಸಿರಾಟದ ಮೂಲಕ ಶ್ವಾಸಕೋಶವನ್ನು ಸೇರಿ ಹಾನಿಯನ್ನುಂಟು ಮಾಡುತ್ತದೆ. ಇದಕ್ಕೆ ದೊಡ್ಡದಾದ ಕಣಗಳು ಮೂಗು ಗಂಟಲಲ್ಲಿ ಬಂಧಿಸಲ್ಪಟ್ಟು ಹೊರಹೋಗುತ್ತವೆ. ಆದುದರಿಂದ ಧೂಳಿನ ದಪ್ಪ ಕಣಗಳು ಅಷ್ಟೇನೂ ಅಪಾಯಕಾರಿಯಲ್ಲ. ಶ್ವಾಸಕೋಶವನ್ನು ತಲುಪುವ ಕೆಲವು 0.02 micron ಗಾತ್ರದ ಧೂಳಿನ ಕಣಗಳು ಉಸಿರಾಟದ ಮೂಲಕ ಶ್ವಾಸಕೋಶವನ್ನು ಸೇರಿದರೆ ಇಂಥ ಅತಿ ಸಣ್ಣ ಕಣಗಳು ಮತ್ತೆ ನಿಶ್ವಾಸದ ಗಾಳಿಯಲ್ಲಿ ತೂರಿಕೊಂಡು ಹೊರಬರುತ್ತವೆ. ಹೀಗಾಗಿ ಇವು ಅಪಾಯಕಾರಿಯಲ್ಲ. ಶ್ವಾಸಕೋಶಗಳಿಗೆ ಹಾನಿ ಉಂಟು ಮಾಡುವ 0.25 micron -10 micron ಗಾತ್ರದ ಧೂಳಿನ ಕಣಗಳು ಮಾತ್ರ ಶ್ವಾಸಕೋಶದಲ್ಲಿಯೇ ನೆಲೆಸುತ್ತವೆ. ಹೀಗಾಗಿ ಶ್ವಾಸಕೋಶದ ಅಥವಾ ಉಸಿರಾಟಕ್ಕೆ ತೊಂದರೆಯಾಗುವ ಕಾಯಿಲೆಯನ್ನು ತರುತ್ತವೆ. ರೆಸ್ಟೊರೇಷನ್, ಕನ್ನಡದಲ್ಲಿ ಪೂರ್ವಸ್ಥಿತಿಯ ಸ್ಥಾಪನೆ ಅಥವಾ ಪುನರ್ಸ್ಥಾಪನೆ. ಜೀವಿ ಪರಿಸ್ಥಿತಿ ಶಾಸ್ತ್ರದಲ್ಲಿ ಬದಲಾವಣೆಯಾದ ಯಾವುದೇ ಆವಾಸವನ್ನಾಗಲಿ, ಸಂಪನ್ಮೂಲವನ್ನಾಗಲಿ, ಅಥವಾ ಇನ್ಯಾವುದೋ ಪದಾರ್ಥವನ್ನಾಗಲಿ ಪುನರ್ಸ್ಥಿತಿಗೆ ಮರಳುವಂತೆ ಮಾಡುವುದು. ಉದಾಹರಣೆಗೆ, ಸಸ್ಯಗಳು ಮಣ್ಣಿನಲ್ಲಿರುವ ಪೋಷಕಾಂಶಗಳನ್ನು ಬಳಸಿ ಅನಂತರ ಅವುಗಳನ್ನು ತಮ್ಮ ಎಲೆಗಳ ಅಥವಾ ಇತರ ಭಾಗಗಳ ಮೂಲಕ ಮಣ್ಣಿಗೆ ಮರಳಿಸಿ ಮಣ್ಣನ್ನು ಪೂರ್ವಸ್ಥಿತಿಗೆ ಮಾಡುವುದು. ಎರಡು, ಅರಣ್ಯಶಾಸ್ತ್ರದಲ್ಲಿ ಒಂದು ಪ್ರದೇಶದಲ್ಲಿರುವ ಅಥವಾ ಆವಾಸದಲ್ಲಿರುವ ಮರಗಳ ನಾಶವಾದರೆ ಆ ಮರಗಳನ್ನು ಮತ್ತೆ ಬೆಳೆಸಿ ಆವಾಸವನ್ನು ಪುನರ್ಸ್ಥಿತಿಗೆ ಮರಳಿಸುವುದು. ಅರಣ್ಯದ ಶಾಸ್ತ್ರದ ಪ್ರಕಾರ ಮರಗಳನ್ನು ಕಡಿಯುವುದರಿಂದ ಕಾಡು ನಾಶವಾಗುತ್ತದೆ. ಈಗಾಗಲೇ ಪ್ರಪಂಚದಾದ್ಯಂತ ಅತಿ ಹೆಚ್ಚು ಕಾಡು ನಾಶವಾಗಿದೆ. ಈ ಕಾಡಿನಿಂದಲೇ ನಮಗೆ ಮಳೆ ಬರುವುದು. ಹಾಗಾಗಿ ನಾವು ಮರಗಳನ್ನು ಅಥವಾ ಅರಣ್ಯವನ್ನು ಕಾಪಾಡಬೇಕಾಗಿದೆ. ನೂರಾರು ವರ್ಷಗಳಿಂದೀಚೆಗೆ ಅಮೆಜಾನ್ ಕಾಡುಗಳಲ್ಲಿ ಕೇವಲ 1%ನಷ್ಟನ್ನು ಕಾಡನ್ನು ನಾಶ ಮಾಡಿತ್ತು. ಆದರೆ ಇತ್ತೀಚಿನ ಕೇವಲ 50 ವರ್ಷಗಳಲ್ಲಿ ಸುಮಾರು 40%ನಷ್ಟು ಕಾಡುಗಳನ್ನು ನಾಶ ಮಾಡಲಾಗಿದೆ. ಭಾರತದಲ್ಲಿ ಕಾಡು ಕೇವಲ 22% ಮಾತ್ರ ಇದೆ. ಬೆಂಗಳೂರಿನಲ್ಲಿ ಹಸಿರು ಅಥವಾ ಕಾಡು ಕೇವಲ 2% ಮಾತ್ರ ಇದೆ. ಹಾಗಾಗಿ ಬೆಂಗಳೂರಿನ ಸುತ್ತಮುತ್ತಗಳು ನಾವು ಹೆಚ್ಚು ಮರಗಳನ್ನು ನೆಟ್ಟು ಬೆಂಗಳೂರನ್ನು ಹಸಿರನ್ನಾಗಿ ನಾವು ಮಾಡಬೇಕಾಗಿದೆ. ಇದು ಪ್ರತಿಯೊಬ್ಬ ಪ್ರಜೆಯ ಕರ್ತವ್ಯವೂ ಕೂಡ. ಹೆಚ್ಚು ಹೆಚ್ಚು ಮರಗಳು ಇದ್ದಂತೆ ಆ ಸಿಟಿಯು ಹೆಚ್ಚು ತಂಪಾಗುತ್ತದೆ ಹಾಗೂ ಹೆಚ್ಚು ಆಮ್ಲಜನಕದಿಂದ ಕೂಡುತ್ತದೆ ಹಾಗೂ ಹೆಚ್ಚು ಡಸ್ಟ್ಗಳನ್ನು ಈ ಮರಗಳು ಕಂಟ್ರೋಲ್ ಮಾಡುತ್ತವೆ. ಅಷ್ಟೇ ಅಲ್ಲದೆ ಮಣ್ಣು ಸವೆದು ಹೋಗದಂತೆ ಅಥವಾ ನೀರಿನಲ್ಲಿ ಕೊಚ್ಚು ಹೋಗದಂತೆ ಬೇರುಗಳಿಂದ ಮರಗಳು ಮಣ್ಣನ್ನು ಹಿಡಿದು ಮಣ್ಣನ್ನು ಸಂರಕ್ಷಿಸುತ್ತವೆ. ಈ ಥರದ ಮರಗಿಡಗಳು ಪ್ರತಿಯೊಂದು ಸಿಟಿನಲ್ಲೂ, ಟೌನ್ನಲ್ಲೂ ಅಥವಾ BBMP ಏರಿಯಾದಲ್ಲೂ ಬೇಕಾಗಿರುತ್ತದೆ. ರಿಟೆನ್ಷನ್ ಪೀರಿಯಡ್, ಕನ್ನಡದಲ್ಲಿ ಪ್ರತಿಧಾರಣಾ ಅವಧಿ. ಜೀವಶಾಸ್ತ್ರದ ಪ್ರಕಾರ ಜೈವಿಕ ಪದಾರ್ಥಗಳ ಕಿಣ್ವಕ್ರಿಯೆಗೆ ಅಗತ್ಯವಾದ ಅವಧಿ. ಉದಾಹರಣೆಗೆ, ಜೈವಿಕ ಅನಿಲ ಘಟಕದಲ್ಲಿ ಬಳಸುವ ಜೈವಿಕ ಪದಾರ್ಥಗಳು, ಸಗಣಿ, ಜೈವಿಕ ರಾಶಿ ಸಂಪೂರ್ಣವಾಗಿ ವಿಭಜಿಸಲು ಸುಮಾರು 90 ದಿನಗಳ ಬೇಕೆಂದು ಅಂದಾಜು ಮಾಡಲಾಗಿದೆ. ದಿನನಿತ್ಯವೂ ಸಗಣಿಯನ್ನು ಅಗತ್ಯವಿರುವ ಪ್ರಮಾಣದಲ್ಲಿ ಜೈವಿಕ ಅನಿಲ ಘಟಕಕ್ಕೆ ಹಾಕಲಾಗುತ್ತದೆ. ಕಿಣ್ವಗಳ ಕ್ರಿಯೆ ಒಮ್ಮೆ ಪ್ರಾರಂಭವಾದರೆ ನಿರಂತರವಾಗಿ ಅನಿಲ ಉತ್ಪಾದನೆ ಸಾಕಾಗುತ್ತದೆ. ಪ್ರತಿ ಧಾರಣಾ ಸಮಯದಲ್ಲಿ ಕಿಣ್ವನ ಒಳಗಾಗಬೇಕಾದ ಪದಾರ್ಥದ ಪ್ರಮಾಣವನ್ನು ಮತ್ತು ಘಟಕದ ಪದಾರ್ಥಗಳನ್ನು ಹಿಡಿದಿಟ್ಟುಕೊಳ್ಳುವ ಸಾಮರ್ಥ್ಯವನ್ನು ಅವಲಂಬಿಸಿದೆ. ಘಟಕದ ಗಾತ್ರ ದೊಡ್ಡದಿದ್ದಷ್ಟು ಅದರ ಪ್ರತಿ ಧಾರಣಾ ಸಮಯ ಹೆಚ್ಚುತ್ತದೆ. ಘಟಕದ ಸಾಮರ್ಥ್ಯಕ್ಕಿಂತ ಹೆಚ್ಚಿನ ಪ್ರಮಾಣದಲ್ಲಿ ಪದಾರ್ಥಗಳನ್ನು ತುಂಬಿದರೆ ಪ್ರತಿಧಾರಣ ಸಮಯ ಕಡಿಮೆಯಾಗುತ್ತದೆ. ಪ್ರತಿಧಾರಣ ಅವಧಿ ಕಡಿಮೆಯಾದರೆ ವಿಭಜಕ ಬ್ಯಾಕ್ಟೀರಿಯಾಗಳ ಬೆಳವಣಿಗೆ ಸರಿಯಾಗಿ ನಡೆಯದೆ ಅನಿಲೋತ್ಪತ್ತಿಯ ಪ್ರಮಾಣ ಕಡಿಮೆಯಾಗುತ್ತದೆ. ನಿರಂತರ ಜೈವಿಕ ಅನಿಲ ಘಟಕದಲ್ಲಿ, ಅಂದರೆ ದಿನ ನಿತ್ಯವೂ ಸಗಣಿ ತುಂಬುವ ಘಟಕಗಳಲ್ಲಿ, ಸಾಮಾನ್ಯವಾಗಿ ಪ್ರತಿಧಾರಣ ಸಮಯವು 15 ದಿನಗಳು ಎಂದು ಪರಿಗಣಿಸಲ್ಪಟ್ಟಿದೆ. ಪರಿಸರ ಶಾಸ್ತ್ರದಲ್ಲಿ ತಂಗು ಅವಧಿ, ರೆಸಿಡೆನ್ಸ್ ಟೈಮ್ಗೂ ಪ್ರತಿಧಾರಣ ಅವಧಿ ಎಂದು ಕೆಲವೊಮ್ಮೆ ಹೇಳುವುದು ಉಂಟು. ರೆಟ್ರೋಗೇಷನ್, ಕನ್ನಡದಲ್ಲಿ ಅವನತಿ. ಜೀವಿ ಪರಿಸ್ಥಿತಿ ಶಾಸ್ತ್ರದಲ್ಲಿ ಚರ್ಮ ಸ್ಥಿತಿಯಲ್ಲಿರುವ ಜೀವಿ ಸಮುದಾಯವೊಂದು ತನ್ನ ಹಿಂದಿನ ಹಂತಗಳಿಗೆ ತಲುಪುವಂಥ ಬದಲಾವಣೆ. ಈ ಬದಲಾವಣೆಯಿಂದ ಚರ್ಮ ಸ್ಥಿತಿಯಲ್ಲಿರುವ ಸಮುದಾಯದಲ್ಲಿ ವೈವಿಧ್ಯ, ಉತ್ಪಾದಕತೆ ಮತ್ತು ಸಂಕೀರ್ಣತೆ ಕಡಿಮೆಯಾಗುತ್ತದೆ. ಇಂಥ ಅವನತಿ ಮಾಲಿನ್ಯದಂತಹ ಪರಿಸರಿಕ ಅಂಶಗಳಿಂದ ಉಂಟಾಗಲೂಬಹುದು. ರೆಟ್ಟಿಂಗ್ ಕನ್ನಡದಲ್ಲಿ ಮೆತುಗೊಳಿಸುವಿಕೆ ಅಥವಾ ನಾರು. ಜೀವಶಾಸ್ತ್ರದಲ್ಲಿ ಸೀಮೆ, ಅಗಸೆ, ಫ್ಲಕ್ಸ್, ಸೆಣಬು ಮುಂತಾದ ಸಸ್ಯಗಳಿಂದ ನಾರನ್ನು ಬೇರ್ಪಡಿಸಿ ಮೃದುಗೊಳಿಸಿ ಗುಳಿಸುವುದು. ಈ ಸಸ್ಯಗಳ ಕುಂಡದಲ್ಲಿ ಬೆಳೆಸಿ ಕೆರೆ, ತೊಟ್ಟಿ ಮುಂತಾದ ನೀರಿನ ಆಕಾರಗಳಲ್ಲಿ ಮುಳುಗಿಸುತ್ತಾರೆ ಅಥವಾ ಇಬ್ಬನಿಯಿಂದ ಕೂಡಿದ ಹುಲ್ಲಿನೊಂದಿಗೆ ಇಡುತ್ತಾರೆ. ಹೀಗೆ ಮಾಡಿದಾಗ ಬ್ಯಾಕ್ಟೀರಿಯಾದಿಂದ ಕಾಂಡದ ಮೇಲ್ಪದರ ಭಾಗಶಃ ಕೊಳೆಯುತ್ತದೆ. ಸ್ವಲ್ಪ ಕಾಲದ ನಂತರ ಕಾಂಡವನ್ನು ಹೊರತೆಗೆದು ತೊಳೆದು ಒಣಗಿಸಿದಾಗ ಮೇಲ್ಪದರವು ಪಡಸಾಗುತ್ತದೆ. ಅನಂತರ ನಾರಿಗೆ ಧಕ್ಕೆಯಾಗದಂತೆ ಕಾಂಡವನ್ನು ತುಂಡರಿಸುತ್ತಾರೆ. ತುಂಡರಿಸಿದ ಕಾಂಡವನ್ನು ಅನೇಕ ಲೋಹದ ಹೆಣಿಗೆಗಳ ಮೂಲಕ ಎಳೆದು ನಾರಿನ ಅಂಶವನ್ನು ಬೇರ್ಪಡಿಸುತ್ತಾರೆ. ಫ್ಲಕ್ಸ್ ತಯಾರಿಕೆಯಲ್ಲಿ ಕಂಡು ತುಂಡು ನಾರನ್ನು ಟೌ ಎಂದು, ಉದ್ದ ನಾರನ್ನು ಎಳೆಗಳು ಲೈನ್ ಎಂದು ಕರೆಯುತ್ತಾರೆ. ರಿವರ್ ನೆಟ್ವರ್ಕ್ ಕನ್ನಡದಲ್ಲಿ ನದಿಯ ಜಾಲ. ನದಿ ಬಯಲುಗಳಲ್ಲಿ ಅಥವಾ ಜಲನಯನಗಳಲ್ಲಿ ಕಂಡುಬರುವ ನದಿಯನ್ನು ಸೇರುವ ಉಪನದಿಗಳ ಹಾಗೂ ಝರಿಗಳ ಜಾಲ. ಮರದ ಕೊಂಬೆಗಳಂತೆ ನದಿಗಳಿಗೂ ಸ್ಪಷ್ಟವಾದ ಜಾಲವಿದೆ. ನದಿಗಳು ದೊಡ್ಡದಾಗುತ್ತಾ ಹೋದಂತೆ ಅದಕ್ಕೆ ನೀರುಡಿಸುವ ಝರಿಗಳು ಹಾಗೂ ಉಪನದಿಗಳು ಪರಸ್ಪರ ಹೆಣೆದುಕೊಂಡು ದೊಡ್ಡ ಜಾಲವೇ ಸೃಷ್ಟಿಯಾಗುತ್ತದೆ. ಪ್ರಮುಖ ನದಿ ವ್ಯವಸ್ಥೆಗಳು ಅನೇಕ ಉಪನದಿಗಳನ್ನು ಪಡೆದಿರುವುದರಿಂದ ವಿಸ್ತಾರವಾದ ಭೂಪ್ರದೇಶವನ್ನು ಆವರಿಸಿ ದೊಡ್ಡ ನೀರಿನ ಪ್ರವಾಹದೊಂದಿಗೆ ಹರಿಯುತ್ತವೆ, ಜೊತೆಗೆ ಅಧಿಕ ಮಣ್ಣಿನ ರಾಶಿಯನ್ನು ಕೊಂಡೊಯ್ಯುತ್ತವೆ. ಪ್ರದೇಶದ ಭೂವೈಜ್ಞಾನಿಕ ಲಕ್ಷಣಗಳು ನದಿ ಜಾಲದ ಒಟ್ಟು ಆಕಾರಗಳನ್ನು ನಿಯಂತ್ರಿಸುತ್ತವೆ. ವೃಕ್ಷ ಸದೃಶ ಡೆಂಟ್ರೈಟಿಕ್ ಜಾಲವು ಅತ್ಯಂತ ಸಾಮಾನ್ಯವಾಗಿ ಕಂಡುಬರುವ ನದಿಯ ಜಾಲ. ಇದು ಮರದ ಕೊಂಬೆಗಳನ್ನು ಹೋಲುತ್ತದೆ. ನದಿ ಮುಂದುವರಿದಂತೆ ಈ ಜಾಲವು ದೊಡ್ಡದಾಗುತ್ತಾ ಒಂದು ವಿಧವಾದ ಶಿಲೆಗಳ ಮೇಲೆ ನದಿಯು ಹರಿಯುವಾಗ ಡೆಂಟ್ರೈಟ್ ನಮೂನೆಗಳು ಉಂಟಾಗುತ್ತವೆ. ಡೆಂಟ್ರೈಟ್ ನಮೂನೆಯ ಭೂವೈಜ್ಞಾನಿಕ ಲಕ್ಷಣಗಳಿಂದ ಹೆಚ್ಚು ಪ್ರಭಾವಿತವಾಗಿರುವುದಿಲ್ಲ, ಆದರೆ ಇತರ ಎಲ್ಲ ಜಾಲಗಳು ಆಯಾ ಪ್ರದೇಶದ ಭೂವೈಜ್ಞಾನಿಕ ಲಕ್ಷಣಗಳಿಂದ ಪ್ರಭಾವಿತವಾಗಿರುತ್ತವೆ. ನದಿ ಜಾಲಗಳ ಲಕ್ಷಣಗಳು ಆಯಾ ಪ್ರದೇಶದ ರಚನೆಯನ್ನು ಅವಲಂಬಿಸಿರುತ್ತವೆ. ನದಿ ಜಾಲವು ಆಯಾ ಪ್ರದೇಶದ ಮಳೆಯ ಪ್ರಮಾಣ, ಮೇಲ್ಮೈ ಲಕ್ಷಣ, ಇಳಿಜಾರು ಹಾಗೂ ಸಸ್ಯ ಸಂಪತ್ತಿನ ಮೇಲೆ ಬೆಳಕು ಚೆಲ್ಲುತ್ತದೆ. ನದಿ ಜಾಲದಲ್ಲಿ ಇತರ ಝರಿಗಳು ಅಥವಾ ಉಪನದಿಗಳಿಂದ ನೀರು ಪಡೆಯದ ಅತ್ಯಂತ ಸಣ್ಣ ಝರಿಗಳನ್ನು ಪ್ರಥಮ ಶ್ರೇಣಿಯ ಝರಿಗಳು ಎಂದುತ್ತಾರೆ. ಎರಡು ಪ್ರಥಮ ಶ್ರೇಣಿಯ ಝರಿಗಳು ಸೇರಿದಾಗ ದ್ವಿತೀಯ ಎರಡನೆಯ ಶ್ರೇಣಿ ಝರಿಗಳು ಉಂಟಾಗುತ್ತವೆ. ಎರಡು ದ್ವಿತೀಯ ಶ್ರೇಣಿಗಳು ಝರಿಗಳು ಸೇರಿದಾಗ ತೃತೀಯ ಶ್ರೇಣಿಯ ಝರಿಗಳು ಉಂಟಾಗುತ್ತವೆ. ಇದು ಹೀಗೆಯೇ ಮುಂದುವರಿಯುತ್ತಾ ನದಿ ಜಾಲ ಉಂಟಾಗುತ್ತದೆ. ನದಿ ಜಾಲದ ಅಧ್ಯಯನಗಳಿಂದ ನದಿ ಪ್ರವಾಹಗಳ ಆವೃತ್ತಿ ಮತ್ತು ತೀವ್ರತೆಯನ್ನು ತಿಳಿಯಬಹುದು. ನದಿ ಜಾಲವು ಒಂದು ಪ್ರದೇಶದಿಂದ ಮತ್ತೊಂದು ಪ್ರದೇಶಕ್ಕೆ ಬದಲಾಗುತ್ತದೆ. ಇದಕ್ಕೆ ಕಾರಣ ಮಳೆಯ ಪ್ರಮಾಣ, ತೀವ್ರತೆ ಮತ್ತು ಹಂಚಿಕೆ, ಪ್ರದೇಶದ ಇಳಿಜಾರು, ಸಸ್ಯ ಸಂಪತ್ತು ಮತ್ತು ಮೇಲ್ಮೈ ರಚನೆ. ರೊಟೇಷನ್ ಗ್ರೇಜಿಂಗ್ ಕನ್ನಡದಲ್ಲಿ ಪಾಳಿ ಮೇಯುವಿಕೆ ಅಥವಾ ಸರಿದಿ ಮೇಯುವಿಕೆ. ನಿಯಮಿತ ಅನುಕ್ರಮದಲ್ಲಿ ಒಂದರ ನಂತರ ಇನ್ನೊಂದು ಹುಲ್ಲುಗಾವಲು ಗೋಮಾಳಗಳಲ್ಲಿ ಜಾನುವಾರುಗಳನ್ನು ಮೇಯಿಸುವುದು. ಇದರಿಂದ ಹುಲ್ಲುಗಾವಲುಗಳು ಚೇತರಿಸಿಕೊಳ್ಳಲು ಸಮಯ ದೊರಕುತ್ತದೆ. ಇದನ್ನು ಅಲ್ಪಾವಧಿ ಮೇಯುವಿಕೆ ಎಂದು ಕರೆಯುತ್ತಾರೆ. ಒಂದು ವಿಶಾಲವಾದ ಹುಲ್ಲುಗಾವಲನ್ನು ಹಲವು ಭಾಗಗಳನ್ನಾಗಿ ವಿಂಗಡಿಸಿ ಜಾನುವಾರುಗಳನ್ನು ಒಂದೊಂದು ಭಾಗದಲ್ಲಿ ಕೆಲವು ದಿನಗಳವರೆಗೆ ಮಾತ್ರ ಮೇಯಲು ಬಿಡುತ್ತಾರೆ. ಅನಂತರ ಆ ಭಾಗದಲ್ಲಿ ಹುಲ್ಲನ್ನು ಚೇತರಿಸಿಕೊಳ್ಳಲು ಬಿಡುತ್ತಾರೆ. ಹುಲ್ಲುಗಾವಲಿನ ಉತ್ತಮ ನಿರ್ವಹಣೆಗಾಗಿ ಮಾಡಿಕೊಂಡಿರುವ ವ್ಯವಸ್ಥೆ ಇದು. ರೋಟಿಫೆರಾ ಕನ್ನಡದಲ್ಲಿಯೂ ರೋಟಿಫೆರಾ. ಅಕಶೇರುಕ ಪ್ರಾಣಿಗಳಲ್ಲಿ ಆಸ್ಕಿಹಾಲ್ ಮಿಥಸ್ ಎಂಬ ವಿಭಾಗಕ್ಕೆ ಸೇರಿದ ಪ್ರಾಣಿಗಳ ವರ್ಗ. ಆರ್ದ್ರ ಪರಿಸ್ಥಿತಿಗಳಲ್ಲಿ ಜೀವಿಸುವ ಈ ಪ್ರಾಣಿಗಳು ಸಾಮಾನ್ಯವಾಗಿ ಸೂಕ್ಷ್ಮ ಜೀವಿಗಳು. ಇವುಗಳಲ್ಲಿ ಅತಿ ದೊಡ್ಡ ರೋಟಿಫರ್ನ ಉದ್ದ ಸುಮಾರು 3 ಮಿಲಿಮೀಟರ್ ಇರುತ್ತದೆ. ಈ ಪ್ರಾಣಿಗಳಲ್ಲಿ ಸಂಪೂರ್ಣವಾಗಿ ಆಹಾರ ನಾಳವಿದೆ ಹಾಗೂ ದವಡೆಗಳಿರುವ ಗ್ರೆಸನಿ ಇದೆ. ಇವುಗಳು ಮುಂಭಾಗವು ಚಕ್ರಾಕಾರದಲ್ಲಿ ಇರುತ್ತದೆ. ಇದರ ಸುತ್ತಲೂ ರೋಮಗಳ ತರದ ಕೂದಲುಗಳು ಇರುತ್ತವೆ. ಈ ಪ್ರಾಣಿಗಳು ಚಲಿಸುವಾಗ ತಿರುಗುವ ಚಕ್ರದಂತೆ ತೋರುತ್ತದೆ. ಯಾವ ನೀರಿನಲ್ಲಿ ರೋಟಿಫೈಯರ್ಗಳಿರುತ್ತವೋ ಅಂಥ ನೀರು ಹೆಚ್ಚು ಶುದ್ಧವಾಗಿದೆ ಎಂದು ಅರ್ಥ. ಏಕೆಂದರೆ ಈ ರೋಟಿಫೈಯರ್ಗಳು ಬ್ಯಾಕ್ಟೀರಿಯಾಗಳನ್ನು ತಿನ್ನುತ್ತವೆ. ಇಲ್ಲಿಗೆ 397ನೇ ಎಪಿಸೋಡ್ ಮುಕ್ತಾಯವಾಯಿತು. ಕೇಳಿದ್ದಕ್ಕೆ ತಮ್ಮೆಲ್ಲರಿಗೂ ಧನ್ಯವಾದಗಳು.
4: ಇದುವರೆಗೂ ಕಾರ್ಯಕ್ರಮ ನಡೆಸಿಕೊಟ್ಟವರಿಗೆ ಧನ್ಯವಾದಗಳು. ರೇಡಿಯೋ ಶಿವಮೊಗ್ಗದ ಕಾರ್ಯಕ್ರಮಗಳು ಮುಂದುವರಿಯಲಿವೆ. ಕೇಳ್ತಾರಿ ರೇಡಿಯೋ ಶಿವಮೊಗ್ಗ 94.5 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಕನ್ನಡ ಸಾಹಿತ್ಯವನ್ನು ಶ್ರೀಮಂತಗೊಳಿಸಿದ ಅನೇಕ ಮಹನೀಯರಲ್ಲಿ ಅಗ್ರಪಂಕ್ತಿಯಲ್ಲಿ ನಿಲ್ಲುವುದು ಆದಿಕವಿ ಪಂಪ. ಪಂಪನ ಕೃತಿಯನ್ನು ಮರು ಓದುವುದು ಎಲ್ಲರ ಅಪೇಕ್ಷೆಯಾಗಿರುತ್ತದೆ. ಈಗ ನೀವು ಮಾಧವ ಪೆರಾಜೆಯವರ ಧ್ವನಿಯಲ್ಲಿ ಕೇಳಲಿದ್ದೀರಿ ಪಂಪನ ಕೃತಿಯ ಓದನ್ನು.
6: ನಮಸ್ಕಾರ. ಇದು ಪ್ರಥಮಾಶ್ವಾಸದ 117ನೆಯ ಪದ್ಯ. ಆ ಪದ್ಯ ಹೀಗಿದೆ. ವಿಸಸನದೊಳ್ ವಿರೋಧಿ ನಿರ್ಭರಂ ತರಿದೊಟ್ಟಲುಂ ಅರ್ಥಿಗರ್ಥಮಂ ಕಸವಿನ ಲೆಕ್ಕಮೆಂದು ಕುಡಲುಂ ವಿಪುಳಾಯತಿಯಂ ದಿಗಂತದೊಳ್ ಪಸರಿಸಲುಂ ಕರಂ ನೆರವ ಮಕ್ಕಳ ನೀಯದೆ ನೋಡೆ ನಾಡೆ ನೋಯಿಸಿದ ಪುದು ಇಕ್ಷು ಪುಷ್ಪದ ಒಲೆನ್ನಯ ನಿಷ್ಫಲ ಪುಷ್ಪದರ್ಶನಂ. ಈ ಪದ್ಯವನ್ನು ಬಿಡಿಸಿ ಹೀಗೆ ಓದಬಹುದು. ವಿಸಸನದೊಳ್ ಅಂದರೆ ಯುದ್ಧದಲ್ಲಿ, ವಿರೋಧಿ ನಿರ್ಭರಂ ತರಿದು ಒಟ್ಟಲುಂ ಅರ್ಥಿಗೆ ಅರ್ಥಮಂ ಕಸವಿನ ಲೆಕ್ಕಂ ಎಂದು ಕುಡಲುಂ ವಿಪುಳ ಆಯತಿಯಂ ದಿಗಂತದುಳ್ ಪಸರಿಸಲುಂ ಕರಂ ನೆರವ ಮಕ್ಕಳಂ ಈಯದೆ ನೋಡೆ ನಾಡೆ ನೋಯಿಸಿದ ಪುದು ಇಕ್ಷು ಪುಷ್ಪದ ಓಲ್ ಎನ್ನಯ ನಿಷ್ಫಲ ಪುಷ್ಪ ದರ್ಶನಂ. ಕುಂತಿ ಯೋಚನೆ ಮಾಡ್ತಾಳಂತೆ. ಹೇಗೆ? ಹೀಗೆ. ವಿಸಸನದೋಳ್, ವಿಸಸನ ಅಂದರೆ ಯುದ್ಧ, ಯುದ್ಧದಲ್ಲಿ ಏನು ಮಾಡಬೇಕು? ವಿರೋಧಿ ನಿರ್ಭರಂ ತರಿದು ಒಟ್ಟಲು, ಯುದ್ಧದಲ್ಲಿ ವೈರಿಗಳನ್ನು ಕತ್ತರಿಸಿ ಗುಡಿಸಿ ಅಥವಾ ಒಟ್ಟು ಸೇರಿಸಲು, ತರಿದು ಒಟ್ಟಲು ಸರಿ ಕತ್ತರಿಸಿ ಒಟ್ಟು ಮಾಡಲು. ಅರ್ಥಿಗಂ ಅರ್ಥಮಂ ಕಸವಿನ ಲೆಕ್ಕಮೆಂದು ಕುಡಲು. ಅರ್ಥಿಗೆ, ಅರ್ಥಿ ಅಂದರೆ ಬೇಡುವವನು, ಯಾಚಕ. ಅರ್ಥಮಂ, ಅರ್ಥ ಅಂದರೆ ಧನ. ಕಸವಿನ ಲೆಕ್ಕಂ ಎಂದು ಕೊಡಲು, ಬೇಡುವವರಿಗೆ ಯಾಚಕರಿಗೆ ಹಣವನ್ನು ಕಸದ ಹಾಗೆ, ಅಂದರೆ ಅದರ ಮೇಲೆ ಕಿಂಚಿತ್ತೂ ಕೂಡ ಆಕರ್ಷಣೆಯನ್ನು ಇರದ ಹಾಗೆ ಮನಸ್ಸು ಮಾಡಿ ಕಸವಿನ ಲೆಕ್ಕವೆಂದು ಕೊಡಲು, ಅಂದರೆ ಯಥೇಚ್ಛವಾಗಿ ಬೇಡುವವರಿಗೆ ಧನವನ್ನು ಕೊಡಲು ಕೊಡುವುದಕ್ಕೂ. ವಿಪುಳಾಯತಿಯಂ ದಿಗಂತದಲು ಪಸರಿಸಲು, ಯಥೇಚ್ಛವಾಗಿ, ವಿಪುಳ ಅಂದರೆ ಯಥೇಚ್ಛವಾಗಿ ಬಹಳವಾಗಿ, ಆಯತಿ ಅಂದರೆ ಶಕ್ತಿಯನ್ನು, ದಿಗಂತದ ತುಂಬ ಎಲ್ಲ, ಪ್ರಪಂಚದ ತುಂಬ ಎಲ್ಲ, ದೇಶದ ತುಂಬ ಎಲ್ಲ ಪಸರಿಸಲು ವಿಸ್ತರಿಸಲು. ಕರಂ ನೆರವ ಮಕ್ಕಳಂ ಈಯದೆ, ಅಂತಹ ಸಾಮರ್ಥ್ಯವನ್ನು ಉಳ್ಳಂತಹ ಮಕ್ಕಳನ್ನು ಕರಂ, ಈ ಕರಂ ಎನ್ನುವುದೊಂದು ಅವ್ಯಯ, ಅಂದರೆ ಇದಕ್ಕೆ ವಿಭಕ್ತಿ ಪ್ರತ್ಯಯಗಳು ಹತ್ತುವುದಿಲ್ಲ. ವಿಶೇಷವಾಗಿ ಎನ್ನುವುದಕ್ಕೆ ಇಲ್ಲಿ ಈ ಸಂದರ್ಭದಲ್ಲಿ ಅದಕ್ಕೆ ಅರ್ಥ ಕರಂ ನೆರವ ಮಕ್ಕಳಂ ಈಯದೆ, ಅಂತಹ ಸಮರ್ಥರಾದಂತಹ ಮಕ್ಕಳನ್ನು ಕೊಡದೆ ನೋಡೆ. ಈ ಸಂದರ್ಭದಲ್ಲಿ ನಾಡೆ ನೋಯಿಸಿದಪ್ಪುದು, ನಾಡೆ ಅಂದರೆ ಸುಮ್ಮನೆ ನೋಯಿಸಿದಪ್ಪುದು, ಯಾವುದು? ಇಕ್ಷು ಪುಷ್ಪದ ಓಲ್ ಎನ್ನಯ ನಿಷ್ಫಲ ಪುಷ್ಪದರ್ಶನಂ. ಕುಂತಿರಾಜನ ಮಡದಿಯಾದಂಥ, ಪಾಂಡುರಾಜನ ಮಡದಿಯಾದಂಥ ಕುಂತಿದೇವಿಯು ಯವನಸ್ಥೆಯಾಗಿರುವುದರಿಂದಾಗಿ ಅವಳು ಹೀಗೆ ಯೋಚನೆ ಮಾಡ್ತಾಳೆ. ಅಂದರೆ ಅವಳಿಗೆ ಇನ್ನೂ ಕೂಡ ಮಕ್ಕಳಾಗಲಿಲ್ಲ. ಗಂಡ ಚಕ್ರವರ್ತಿಯಾಗಿದ್ದರೂ ಕೂಡ ಈಗ ಋಷಿಯಾಗಿ ಶತಶೃಂಗ ಪರ್ವತದಲ್ಲಿ ಋಷಿ ಮುನಿಗಳ ಜೊತೆಗೆ ಇದ್ದಾನೆ. ಆದರೆ ಆಕೆ ಯೌವನದಲ್ಲಿ ಇರುವುದರಿಂದಾಗಿ ಸ್ತ್ರೀಯರಿಗೆ ಸಹಜವಾಗಿ ಇರುವ ಹಾಗೆ ಅವಳು ಮುಟ್ಟು ಆಗ್ತಾ ಇದ್ದಾಳೆ. ಆಕೆ ಯೋಚನೆ ಮಾಡ್ತಾಳೆ, ಈ ಮುಟ್ಟು ಆಗುವುದು ಎನ್ನುವುದು ಸ್ತ್ರೀಯರಿಗೆ ಯಾಕೆ ಬೇಕು? ಅದು ಪುಷ್ಪದರ್ಶನ ಅಂತಲೇ ಅದನ್ನು ಹೇಳ್ತಾರೆ, ಅಂದರೆ ಫಲವಂತಿಕೆ ಅನ್ನೋದು ಹೇಳುವಂಥದ್ದು. ಆದರೆ ಈಗ ಏನಾಗ್ತಾ ಇದೆ? ಮತ್ತು ಆ ಫಲವಂತಿಕೆ ಎನ್ನುವುದು ಅಥವಾ ಪುಷ್ಪದರ್ಶನ ಎನ್ನುವುದು ಸ್ತ್ರೀಯರಿಗೆ ಒಂದು ವರದಾನವಾಗಿ ಪ್ರಕೃತಿ ನೀಡಿರುವುದಾದರೂ ಯಾಕೆ? ಯಾಕೆಂದರೆ ಯುದ್ಧದಲ್ಲಿ ವಿರೋಧಿ ನರೇಂದ್ರರನ್ನು ಕತ್ತರಿಸಿ ರಾಶಿ ಹಾಕುವುದಕ್ಕೆ, ಬೇಡಿದವರಿಗೆ ಹಣವನ್ನು ಕಸಾಯದ ಲೆಕ್ಕದಲ್ಲಿ ಕೊಡುವುದಕ್ಕೆ, ಮತ್ತು ವಿಸ್ತಾರವಾದ ತನ್ನ ಕೀರ್ತಿಯನ್ನು ದಿಗಂತದ ತುಂಬ ಪಸರಿಸುವುದಕ್ಕೆ, ವಿಶೇಷವಾಗಿ ಸಮರ್ಥರಾದ ಮಕ್ಕಳನ್ನು ಕೊಡುವುದಕ್ಕೆ ಇರುವುದೇ ಆ ಪುಷ್ಪದರ್ಶನ. ಅಂದರೆ ಹೆಣ್ಣಾದವಳು ಪುಷ್ಪವತಿಯಾಗುವುದು ಮಕ್ಕಳನ್ನು ಹೆರುವುದಕ್ಕೆ. ಇಲ್ಲದ ಹೋದರೆ ಸುಮ್ಮನೆ ಆ ಪುಷ್ಪವತಿಯಾಗುವ ಸಂದರ್ಭದಲ್ಲಿ ಉಂಟಾಗುವಂಥ ನೋವು ಅನಗತ್ಯ ತಾನೇ? ನಾಡೆ ನೋಯಿಸಿದಬ್ಬುದು ಅನಗತ್ಯವಾಗಿ ನನ್ನನ್ನು ಅದು ನೋವಿಗೆ ಎಡೆಮಾಡಿಕೊಡ್ತದೆ. ಸಹಜವಾಗಿ ನನಗಾಗುವಂಥ ಈ ಪುಷ್ಪವತಿ ಎನ್ನುವಂಥದ್ದು ಅಥವಾ ಪುಷ್ಪದರ್ಶನ ಎನ್ನುವುದು ಇಕ್ಷು ಪುಷ್ಪದ ಹೋಲ್, ಅಂದರೆ ಕಬ್ಬಿನ ಹೂವು, ಸೂಲಂಗಿ ಅಂತ ಹೇಳ್ತಾರೆ. ಆ ಸೂಲಂಗಿ ಹೂವು ಯಾವುದಕ್ಕೂ ಉಪಯೋಗ ಆಗುವುದಿಲ್ಲ, ಯಾಕಂದರೆ ಕಬ್ಬು ಹೀಗೆ ಹೂ ಬಿಟ್ಟರೆ ಆ ಕಬ್ಬೆ ನಾಶವಾಗಿ ಹೋಗ್ತದೆ. ಹೀಗೆ ನಾಡೆ ನೋಯಿಸಬಹುದು ಅನಗತ್ಯವಾಗಿ ನನಗೆ ಇದು. ಇದರಿಂದಾಗಿ ಹೊಟ್ಟೆ ನೋವು ಅಲ್ಲದೆ ಮಕ್ಕಳ ಭಾಗ್ಯ ಇಲ್ಲ ಅಲ್ವೇ ಎಂಬುದಾಗಿ ಕುಂತಿ ಮನಸ್ಸಿನಲ್ಲಿ ಯೋಚನೆ ಮಾಡ್ತಾಳೆ ಎನ್ನುವುದು ಈ ಪದ್ಯದ ಭಾವ. ಈ ಪದ್ಯದಲ್ಲಿ ಬಹಳ ಮುಖ್ಯವಾಗಿ ಪಂಪ ಕುಂತಿಯ ಮನಸ್ಸನ್ನು ಕೂಡ ಅಂದರೆ ಯಥಾವತ್ತಾಗಿ ಚಿತ್ರಿಸಿದ್ದಾನೆ. ಅದರಲ್ಲಿ ಬಹಳ ಮುಖ್ಯವಾಗಿ ಅಂದರೆ ತುಂಬ ಧ್ವನಿಪೂರ್ಣವಾದುದು, ಮಕ್ಕಳಮ್ಮ ಈಯದೆ ನೋಡೆ ನಾಡೆ ನೋಯಿಸಿದಪ್ಪುದು ಇಕ್ಷು ಪುಷ್ಪದ ಬೋಲೆನ್ನಯ್ಯ ನಿಷ್ಫಲ ಪುಷ್ಪದರ್ಶನಂ. ಮಾಸಿಕ ಸಂದರ್ಭದಲ್ಲಿ ಸ್ತ್ರೀಯರಿಗೆ ಆಗುವಂಥ ಈ ಹೊಟ್ಟೆ ನೋವನ್ನು ಕೂಡ ಪಂಪ ಅತ್ಯಂತ ಸೂಕ್ಷ್ಮವಾಗಿ ಹೇಳ್ತಾ ಅನಗತ್ಯವಾಗಿ ಹೊಟ್ಟೆ ನೋವು ಉಂಟಾಗ್ತದೆ, ಇದರಿಂದ ಮಕ್ಕಳು ಆಗದಿದ್ದರೆ ಈ ಹೊಟ್ಟೆ ನೋವನ್ನು ತಗೊಂಡು ನಾನು ಏನು ಮಾಡಲಿ ಎನ್ನುವ ರೀತಿಯಲ್ಲಿ ಪಂಪ ಆ ಪುಷ್ಪವತಿ ಆಗುವ ಸಂದರ್ಭವನ್ನು ಅಥವಾ ಮುಟ್ಟಾಗುವ ಸಂದರ್ಭವನ್ನು ವರ್ಣಿಸ್ತಾನೆ. ಇವತ್ತು ಈ ಮುಟ್ಟಾಗುವುದು ಒಂದು ದೊಡ್ಡ ಚಳವಳಿಯಾಗಿ ಈ ಹಿಂದಿನ ಕಾಲದಲ್ಲಿ ಹೆಣ್ಮಕ್ಕಳು ಅದನ್ನು ಪ್ರಚಾರ ಮಾಡ್ತಾ ಇದ್ದಾರೆ. ಆದರೆ ಆ ಕಾಲಕ್ಕೆ ಹಾಗಿರಲಿಲ್ಲ, ಅದು ಬಹಳ ಆಂತರಿಕವಾದಂಥ ಒಂದು ಸಂಗತಿಯಾಗಿತ್ತು. ಆ ಆಂತರಿಕವಾದ ಸಂಗತಿಯನ್ನು ಕೂಡ ಪಂಪ ಸ್ವತಃ ತಾನೇ ಅನುಭವಿಸುವ ಹಾಗೆ ಬಹಳ ಮಾರ್ಮಿಕವಾಗಿ ಚಿತ್ರಿಸ್ತಾನೆ ಎನ್ನುವುದೇ ಈ ಪದ್ಯದ ಬಹಳ ಮುಖ್ಯವಾದಂಥ ಒಂದು ವಿಷಯ. ಆದರೆ ಆಚೆಗೆ ಈ ಪದ್ಯಕ್ಕೆ ಅಂದರೆ ಇವತ್ತಿನ ಪ್ರಸ್ತುತದಲ್ಲಿ ಹೇಳಿಕೊಂಡು ಅರ್ಥ ಹೇಳಬೇಕಾದ ಅಗತ್ಯ ಇಲ್ಲ ಅಂತ ನನಗೆ ಅನಿಸ್ತದೆ. ಆದರೆ ಈ ಪದ್ಯದಲ್ಲಿ ಪಂಪ ಆ ಸಂದರ್ಭದಲ್ಲಿ ಉಂಟಾಗುವ ನೋವನ್ನು ಕೂಡ ಬಿಡದೆ ಹೆಣ್ಮಕ್ಕಳ ಭಾವನೆಯನ್ನು ನಾಲ್ಕು ಸಲಿನ ಪದ್ಯದಲ್ಲಿ ತಂದಿದ್ದಾನೆ ಎನ್ನುವುದು ಬಹಳ ಮುಖ್ಯವಾದುದು.
4: ಆದಿಕವಿ ಪಂಪನ ಕೃತಿಯನ್ನು ಓದಿದಂತಹ ಮಾಧವ ಪೆರಜೆ ಅವರಿಗೆ ಧನ್ಯವಾದಗಳು. ಇದುವರೆಗೂ ಕಲಿಕಾ ಸಮಯದ ವಿಶೇಷ ಕಾರ್ಯಕ್ರಮಗಳನ್ನು ಕೇಳಿದಿರಿ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.4 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
7: ಏನಕ್ಕ ಮಾರ್ಕೆಟ್ ಹೋಗ್ತಾ ಇದೀಯಾ? ಹೂಕಣಕ್ಕ ಒಸಿ ತರಕಾರಿ ದಿನಸಿ ತರಬೇಕಿತ್ತು. ಅಯ್ಯ ಕೈ ಬೀಸ್ಕೊಂಡು ಹೋದ್ರೆ ಹೆಂಗೆ? ಒಂದ್ ಬುಟ್ಟಿನ ಚೀಲನ ತಕೊಂಡು ಹೋಗು. ಏ ಈ ಅಂಗಡಿಯವ್ರೆ ಪ್ಲಾಸ್ಟಿಕ್ ಕವರ್ನ ಹಾಕೊಡ್ತಾರ ಬಿಡು. ಹಂಗಾರೆ ನಿಂಗ್ ವಿಷಯ ಗೊತ್ತಿಲ್ಲ ಅನ್ನು. ಏನವಿ ಅದು? ಸರ್ಕಾರ ಇನ್ ಮುಂದೆ ಏಕ್ ಬಳಕೆ ಪ್ಲಾಸ್ಟಿಕ್ ಕವರ್ ಉಪಯೋಗಿಸ್ಬಾರ್ದು ಅಂತ ಕಾನೂನ್ ಮಾಡವ್ರೆ. ಏನಾರು ಉಪಯೋಗಿಸಿದ್ರೆ ದಂಡ ಹಾಕ್ತಾರ ಕಣಮಿ.
8: ಹಂಗ ಅದ್ಯಾಕಂತೆ ಅಲ್ ಕಣವಿ?
7: ಈ ಪ್ಲಾಸ್ಟಿಕ್ ಕವರ್ನ ಮತ್ ಬಳಕೆ ಮಾಡಕ್ ಆಗಕ್ಕಿಲ್ಲ ಅಂತ ಎಲ್ಲಂದ್ರಲ್ಲಿ ಬಿಸಾಕಿದ್ರೆ ಇದರಿಂದ ನಮ್ ಪರಿಸರಕ್ಕೆ ಎಂತ ಅಪಾಯ ಗೊತ್ತಿಲ್ಲ ನಿಂಗೆ?
8: ಕಣಕ್ಕ ಮೊನ್ನೆ ಜೋರಾಗಿ ಮಳೆ ಬಂತಲ್ಲ, ಈ ಪ್ಲಾಸ್ಟಿಕ್ ಕವರ್ ನಮ್ಮನೆ ಮೋರಿನಾಗ ಸಿಕ್ಕಾಕೊಂಡು ಮನೆಯೆಲ್ಲ ನೀರ್ ತುಂಬಿಕೊಂಡು ಶಾನೆ ಪಾಡ್ಪಟ್ಬಿಟ್ಟೆ. ಹಂಗಾರೆ ಸರ್ಕಾರ ಒಳ್ಳೆ ಕೆಲ್ಸಾನೆ ಮಾಡೈತೆ. ತಡಿ ಮನೆಗೋಗಿ ಈಗ್ಲೆ ಬಟ್ಟೆ ಚೀಲ ತಕೊಂಡು ಅಂಗಡಿಗೆ ಹೋಯ್ತೀನಿ.
7: ಹಂಗೆ ನಿಮ್ಮ ಅಟ್ಟಿಗೆಲ್ಲ ಈ ವಿಷಯನ ಹೇಳು, ಮರಿಬೇಡ.
9: ಸಾರ್ವಜನಿಕರೇ, ಜುಲೈ 1ನೇ ತಾರೀಖಿನಿಂದ ಏಕಬಳಕೆ ಪ್ಲಾಸ್ಟಿಕ್ ಅಂದರೆ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಅನ್ನು ಸರ್ಕಾರ ನಿಷೇಧಿಸಿದೆ. ಯಾರಾದರೂ ಏಕಬಳಕೆ ಪ್ಲಾಸ್ಟಿಕ್ನಿಂದ ಕವರ್ಗಳನ್ನು ತಯಾರಿಸಿದರೆ, ಆಮದು ಮಾಡಿಕೊಂಡರೆ, ಸಂಗ್ರಹ ಮಾಡಿದರೆ, ವಿತರಣೆ ಮಾರಾಟ ಹಾಗೂ ಬಳಕೆ ಮಾಡಿದಲ್ಲಿ ಕಾನೂನು ರೀತಿ ದಂಡ ವಿಧಿಸಲಾಗುತ್ತದೆ. ಎಚ್ಚರ. ಇದು ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯಿಂದ ಸಾರ್ವಜನಿಕ

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಏನೇ, ಒಂದೇ ಮಗು ಸಾಕು ಅಂತನಾ?
3: ಇನ್ನೊಂದಾಗ್ಲಿ ಅಂತ ನಮ್ಮಿಬ್ರಿಗೂ ಆಸೆ ಇದೆ.

0: 8112225 ಸಂಖ್ಯೆ ಮತ್ತೊಮ್ಮೆ 8762171225. ಯಶಸ್ವಿನಿ ಹಾಗೂ ABARK ಸೌಲಭ್ಯ ಇಲ್ಲಿ ಇದೆ.
1: ಪಿಯು ವಿದ್ಯಾರ್ಥಿಗಳಿಗೆ ವಾರಕ್ಕೊಮ್ಮೆ ಟೆಸ್ಟ್, ಕಾಂಪಿಟೇಟಿವ್ ಎಕ್ಸಾಮ್ಸ್ಗಳ ಮಾಕ್ ಟೆಸ್ಟ್ ಇರುವ ಸಂಸ್ಥೆ ನಿಮಗೆ ಗೊತ್ತಾ?
2: ಕಾಲೇಜು ಆಪ್ನ ಮುಖಾಂತರ ರಿವಿಷನ್ಗೆ ಅನುಕೂಲವಾಗುವ ವಿಡಿಯೋ ರೆಕಾರ್ಡಿಂಗ್ ನೀಡುವ ಸಂಸ್ಥೆ ನಿಮ್ಮ ಆಯ್ಕೆ ಆಗಲಿ.
3: ಟ್ಯಾಬ್ ಮುಖಾಂತರವಾಗಿ ನವೀನ ತಂತ್ರಜ್ಞಾನದೊಂದಿಗೆ ಶಿಕ್ಷಣ ನೀಡುವ ಸಂಸ್ಥೆ ಶಿವಮೊಗ್ಗ ನಗರದಲ್ಲಿಯೇ ಇದೆ.
4: ಉತ್ತಮ ಭವಿಷ್ಯಕ್ಕೆ ಸೂಕ್ತ ಆಯ್ಕೆ ಶ್ರೀ ಆದಿಚುಂಚನಗಿರಿ ಸ್ವತಂತ್ರ ಪದವಿ ಪೂರ್ವ ಕಾಲೇಜು.
5: ಶ್ರೀ ಆದಿಚುಂಚನಗಿರಿ ಸ್ವತಂತ್ರ ಪದವಿ ಪೂರ್ವ ಕಾಲೇಜು, ಶರಾವತಿ ನಗರ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 7483710963. ಸಂಖ್ಯೆ ಮತ್ತೊಮ್ಮೆ 7483710963. ವೆಬ್ಸೈಟ್ www.seipuc.org.in. ವಿದ್ಯಾರ್ಥಿಯ ಸರ್ವತೋಮುಖ ಪ್ರಗತಿಗೆ ಆದ್ಯತೆ ನೀಡುವ ಮಲೆನಾಡಿನ ಹೆಮ್ಮೆಯ ಸಂಸ್ಥೆ.

My name is Raj. What's your name, please? My name is Raj. ಹೇಳ್ಬಾರ್ದಾ? ನಿನಗೆ ಜ್ಞಾಪಕ ಇಲ್ವಾ? ಇಲ್ಲ, ನಿಮ್ಮ ಅಪ್ಪ ಅಮ್ಮ ಹೆಸರು ಇಟ್ಟಿಲ್ವೋ ನಿನಗೆ? ಮೈ ನೇಮ್ ಇಸ್ ರಾಜ್, ರಾಜ್ ರಾಜ್. ವಾಟ್ಸ್ ಯುವರ್ ನೇಮ್ ಪ್ಲೀಸ್, ಪ್ಲೀಸ್? ಮೈ ನೇಮ್ ಇಸ್ ರಾಜ್, ರಾಜ್ ರಾಜ್ ರಾಜ್.

ಅಲ್ಲೇ ನಿಲ್ಲೆ ಹೇಳಿ. ಮೈ ನೇಮ್ ಇಸ್ ರಾಜ್ ರಾಜ್ ರಾಜ್, ವಾಟ್ಸ್ ಯುವರ್ ನೇಮ್ ಪ್ಲೀಸ್ ಪ್ಲೀಸ್? ಮೈ ನೇಮ್ ಇಸ್ ರಾಜ್. ಯಾಕೆ ನನ್ನ ಮಾತು ಕೇಳಿಸ್ತಿಲ್ವಾ? ಕಿವಿಡಿನಾ? ಮಾತಾಡ ಬರಲ್ವಾ? ಮೂಗಿನ ಇಲ್ಲ ಕೀ ಕೊಟ್ಟ ಬೊಂಬೆನಾ?

ರಥಂದರೇ ತಾಕುತ್ತ ಜಮ್ ಕುಂ ಕುಂ ಕುಂ ಕುಂ ತರಿಕ ಜಮ್ ಜಮ್ ಜಮ್ ಜಮ್ ಜಮ್ ತಾಕುತ್ತ ಜಮ್ ಕುಂ ತರಿಕ ಜಮ್ ಕುಂ ತರಿಕ ನ ತರಿಕ.

0: ಮಾಡುವೆನು ಬಿಡದೆಲೆ ಅಯ್ಯಯ್ಯೋ ಅಮ್ಮಮ್ಮ ಎನ್ನುವಂತೆ ಮಾಡುವೆ ಬಿಸಿ ಬಿಸಿ ಕಜ್ಜಾಯ ರುಚಿ ರುಚಿ ಕಜ್ಜಾಯ ಮಾಡಿ ಕೊಡಲೆ ತಾನು ಹಿಂದೆ ಎಂದು ತಿಂದು ಇಲ್ಲ ಮುಂದೆ ಎಂದು ಸಿಗೋದಿಲ್ಲ ಜನುಮ ಜನುಮದನು ನೆನಪಲ್ಲಿ ಉಳಿಯುವ ಬಿಸಿ ಬಿಸಿ ಕಜ್ಜಾಯ ಇನ್ನೊಂದು ಕೊಡಲೇನು ಇಗೋ ತಿನ್ನು ತಗೋ ತಿನ್ನು.
1: ಮಗ ಅದೇ ಕೆಲ್ಸ ಅದೇ ಸ್ಯಾಲ್ರಿ, ಜೀವನದಲ್ಲಿ ಪ್ರೋಗ್ರೆಸ್ ಆಗ್ಬೇಕು ಅಂದ್ರೆ ಏನ್ ಮಾಡ್ಬೇಕು?
2: ಓಕೆ,
3: ಎಷ್ಟ್ ದಿನ ಅಂತ ಇನ್ನೊಬ್ರು ಕೈ ಕೇಳಕ್ ಕೆಲಸ ಮಾಡೋದು? ನಮ್ ಓನರ್ ಹತ್ರ ಬೈಸ್ಕೊಂಡ್ ಬೈಸ್ಕೊಂಡ್ ಸಾಕಾಗಿದೆ, ಬೇರೆ ಏನಾದ್ರು ಆಪ್ಷನ್ ಇದೆಯಾ?
2: ಓಕೆ, ನಿನ್ನೆ ನಮ್ಮ ಮನೆಯವ್ರಿಗೊಂದು ಸ್ವೀಟ್ ಮಾಡ್ಕೊಟ್ಟಿದ್ದೆ, ಎಷ್ಟು ಚೆನ್ನಾಗಿತ್ತು ಗೊತ್ತಾ? ನಾವ್ ಯಾಕೆ ಈ ಸ್ವೀಟ್ ಬಿಸ್ನೆಸ್ ನೇ ಸ್ಟಾರ್ಟ್ ಮಾಡಿ ಲಾಭ ಗಳಿಸಬಾರ್ದು?
4: ಓಕೆ ಡ್ಯೂಡ್, ನಾನ್ ಯಾಕೆ ಯಾವ್ದಾದ್ರು ಒಂದ್ ಒಳ್ಳೆ ಬಿಸ್ನೆಸ್ ಸ್ಟಾರ್ಟ್ ಮಾಡಬಾರ್ದು? ಬಟ್ ಯಾವ ಬಿಸ್ನೆಸ್ ಸ್ಟಾರ್ಟ್ ಮಾಡೋದು, ಹೇಗ್ ಮಾಡೋದು, ಯಾರ್ ಗೈಡ್ ಮಾಡ್ತಾರೆ?
2: ಓಕೆ ಡ್ಯೂಡ್, ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಗಳನ್ನ ಕೇಳಿದ್ರೆ ನಾವು ಇನ್ಸ್ಪೈರ್ ಆಗ್ತೀವಿ. ಸೊ ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಕೇಳ್ಬೋದಾ? ಓಕೆ ಓಕೆ ಓಕೆ, ನಿಮ್ಮೆಲ್ಲರ ಮಾತಿಗೂನು ಓಕೆ. ಯಶಸ್ವಿ ಉದ್ಯಮಿಗಳ ಗೆಲುವಿನ ಹಾದಿ ಕೇಳಿ ನೀವು ಇನ್ಸ್ಪೈರ್ ಆಗ್ಬೇಕು ಅಂದ್ರೆ ಸೋಮವಾರದಿಂದ ಶನಿವಾರದ

0: ಸುಸ್ಥಿರ ಮತ್ತು ಸಾವಯವ ಕೃಷಿಯಿಂದ ಆರ್ಥಿಕ ಲಾಭ.
1: ಆದಾಯವನ್ನ ಹೆಚ್ಚಿಸುವ ನವೀನ ಕೃಷಿ ತಂತ್ರಜ್ಞಾನಗಳಿಂದ ಜೀವನವನ್ನ ಕಂಡುಕೊಂಡ ರೈತರ ಅನುಭವಗಳು.
2: ಮೌಲ್ಯವರ್ಧನೆ ಮತ್ತು ಮಾರುಕಟ್ಟೆ ಬಗ್ಗೆ ಮಾಹಿತಿ. ರಾಸಾಯನಿಕ ಮುಕ್ತ ಆಹಾರ ನಮ್ಮ ಆರೋಗ್ಯಕ್ಕೆ ಹಿತಕರ.
3: ಇದೆಲ್ಲದರೊಂದಿಗೆ ರೈತರಿಗೆ ಉಪಯುಕ್ತ ಯೋಜನೆಗಳ ಬಗ್ಗೆ ಮಾಹಿತಿ.
4: ಕೃಷಿಕರ ಬದುಕಿಗೆ ಭರವಸೆಯ ಮತ್ತು ದಾರಿ ದೀಪವಾಗುವಂತಹ ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮವನ್ನು ಸೋಮವಾರದಿಂದ ಶನಿವಾರದವರೆಗೆ ಸಂಜೆ 7 ಗಂಟೆಗೆ ಆರ್ಜೆ ಶ್ರೀಧರ್ ನಡೆಸಿಕೊಡಲಿದ್ದಾರೆ. ಈ ಎಲ್ಲಾ ವಿಷಯಗಳನ್ನು ತಪ್ಪದೇ ಕೇಳಿ ರೇಡಿಯೋ ಶಿವಮೊಗ್ಗದಲ್ಲಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ವಾವ್, ಏನ್ ಮೇಡಮ್ ನಿಮ್ ಶಾಲೆ ಮಕ್ಕಳು ಎಷ್ಟು ಚೆನ್ನಾಗಿ ಹಾಡ್ತಾರೆ.
1: ನಿಮ್ ಶಾಲೆ ಮಕ್ಕಳು ಏನ್ ಕಮ್ಮಿ ಇಲ್ಲ ಬಿಡಿ.
2: ನಾನೊಂದ್ ಕತೆ ಹೇಳ್ತೀನಿ. ಒಂದೊಂದ್ ಕಾಲದಲ್ಲಿ ಒಂದ್ ದೊಡ್ಡ ಕಾಡಿತ್ತು.
0: ಆಹಾ, ಆ ಮಗು ಎಷ್ಟು ಮುದ್ದಾಗಿ ಕತೆ ಹೇಳ್ತಾ ಇದೆ. ಹೇಳ್ತಾ ಇದ್ರೆ ಕತೆ ಕೇಳ್ತಾ ಇರ್ಬೇಕು ಅನ್ಸುತ್ತೆ.
3: ನೋಡಿ, ಈ ತರದ ತುಂಬಾ ಮಕ್ಕಳಿದ್ದಾರೆ, ಆದ್ರೆ ಅವ್ರಿಗೊಂದ್ ಸರಿಯಾದ ವೇದಿಕೆ ಕೊಡಕ್ ಆಗ್ತಿಲ್ಲ ಅನ್ನೋದೇ ಬೇಸರದ ಸಂಗತಿ.
0: ಅದಕ್ಕೆ ಯಾಕೆ ಚಿಂತೆ? ನಿಮ್ಮ ಮಕ್ಕಳ ಪ್ರತಿಭೆಯ ಅನಾವರಣಕ್ಕೆ ರೇಡಿಯೋ ಶಿವಮೊಗ್ಗದ ನಮ್ಮ ಶಾಲಾ ಪ್ರತಿಭಾ ಅಂಗಳ ಕಾರ್ಯಕ್ರಮವಿದೆ, ಬನ್ನಿ ಅವಕಾಶ ಪಡೆದುಕೊಳ್ಳಿ.
4: ಹೌದು, ರೇಡಿಯೋ ಶಿವಮೊಗ್ಗದಲ್ಲಿ ಪ್ರತಿ ಭಾನುವಾರ ಬೆಳಿಗ್ಗೆ 8 ಗಂಟೆಗೆ ಪ್ರಸಾರವಾಗುವ ನಮ್ಮ ಶಾಲಾ ಪ್ರತಿಭಾ ಅಂಗಳ ಕಾರ್ಯಕ್ರಮವನ್ನು ಆರ್ಜೆ ಪವಿತ್ರಾ ದಿನೇಶ್ ನಡೆಸಿಕೊಡಲಿದ್ದಾರೆ. ಇದು ಮಕ್ಕಳಿಗಾಗಿಯೇ ಮೀಸಲಿರುವ ಕಾರ್ಯಕ್ರಮ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ನೀವು ರೈತೋದ್ಯಮಿಗಳೇ?
1: ನಿಮ್ಮದು ಸ್ಟಾರ್ಟ್ಅಪ್ ಬಿಸ್ನೆಸ್? ನಿಮ್ಮ ಮಾರುಕಟ್ಟೆ ವಿಸ್ತಾರವಾಗಬೇಕೇ?
0: ಇದಕ್ಕೆಲ್ಲ ರೇಡಿಯೋ ಶಿವಮೊಗ್ಗ ವೇದಿಕೆಯಾಗಲಿದೆ. ನಿಮ್ಮ ವಾಣಿಜ್ಯ ಪ್ರಕಟಣೆಗಳು, ಜಾಹೀರಾತುಗಳು, ವಾಣಿಜ್ಯ ವಿಚಾರಗಳ ವಿನಿಮಯಕ್ಕೆ ರೇಡಿಯೋ ಶಿವಮೊಗ್ಗವನ್ನ ಸಂಪರ್ಕಿಸಿ. ಕಾಂಟ್ಯಾಕ್ಟ್ 7259176279. ಸಂಖ್ಯೆ ಮತ್ತೊಮ್ಮೆ 7259176279.

0: ಏನೇ ಒಂದೇ ಮಗು ಸಾಕು ಅಂತನಾ?
1: ಇನ್ನೊಂದಾಗ್ಲಿ ಅಂತ ನಮ್ಮಿಬ್ರಿಗೂ ಆಸೆ ಇದೆ. ಆದ್ರೆ ಮೊದಲನೇದು ಸಿಸರಿಯನ್ನು, ಮತ್ತಿದು ಹಾಗೆ ಆಗುತ್ತೆ ಅಂತ ಚಿಂತೆ ಇದೆ.
0: ಶಿವಮೊಗ್ಗದ ಯುನಿಟಿ ಆಸ್ಪತ್ರೆಯಲ್ಲಿ ನೀವು ಬಯಸಿದರೆ ಎರಡನೆಯ ಮಗುವನ್ನು ನಾರ್ಮಲ್ ಹೆರಿಗೆ ಮಾಡಿಸುವ ಅವಕಾಶವಿದೆ. ಇದನ್ನ ವಿಬ್ಯಾಕ್ ಅಂತಾರೆ. ಇದನ್ನ ಪೇನ್ಲೆಸ್ ಕೂಡ ಮಾಡಬಹುದು.
2: ತಾಯಿ ಮಗುವಿನ ಸಂಪೂರ್ಣ ಆರೋಗ್ಯಕ್ಕಾಗಿ ದಿನದ 24 ಗಂಟೆಯೂ ವೈದ್ಯರ ಪರಿಣಿತ ಸಿಬ್ಬಂದಿಗಳ ತಂಡ ಸದಾ ಸಿದ್ಧವಿರುವ ಸಂಸ್ಥೆ ಯುನಿಟಿ ಮಹಿಳಾ ಮತ್ತು ಮಕ್ಕಳ ಆಸ್ಪತ್ರೆ, ಮೆಗ್ಗಾನ್ ಆಸ್ಪತ್ರೆ ಹಿಂಭಾಗ, ಕುವೆಂಪು ರಸ್ತೆ, ಶರಾವತಿ ನಗರ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 8762171225. ಸಂಖ್ಯೆ ಮತ್ತೊಮ್ಮೆ 8762171225. ಯಶಸ್ವಿನಿ ಹಾಗೂ ABARK ಸೌಲಭ್ಯ ಇಲ್ಲಿ ಇದೆ.
3: With a 45-year legacy, Bansal Classes, started in Kota, Rajasthan by late Shri V.K. Bansal, has mentored over 1 lakh plus IITians, NITians and doctors. The institute has produced 5 times All India Rank 1, 6 times All India Rank 2 and 6 times All India Rank 3 in JEE Advanced. We are now proud to present our academic partners in Shimoga, Vedic Experts PU College, located in the heart of the city with a spacious campus, well-equipped labs and excellent transport facilities. Admissions are open for the academic year 2026-27. For admissions, call 90360-54066 or 90360-54067.
0: ಕಾವ್ಯ, ಏನಾಯ್ತು, ಯಾಕೆ ಇಷ್ಟು ದುಃಖದಲ್ಲಿದೆಯಾ?
4: ಗೊತ್ತಲ್ವಾ ನಿಂಗೆ, ಮಕ್ಳಿಲ್ಲ ಅನ್ನೋ ಕೊರಗು, ಅದೇ ಚಿಂತೆ ಕಾಡ್ತಾ ಇದೆ ನಂಗೆ.
0: ಚಿಂತೆ ಯಾಕೆ ಮಾಡ್ತೀಯಾ? ಸೇಫ್ IVF ಸೆಂಟರ್ ಇದೆ.
5: ಹೌದು, ಪ್ರಾರಂಭ ಆಗಿ 8 ವರ್ಷದಲ್ಲೇ ಡಾಕ್ಟರ್ ಮಧು ಎಲ್ ಇವರ ಚಿಕಿತ್ಸೆಯಿಂದ ಸೇಫ್ ಕೇಂದ್ರದಿಂದ 850 ಹೆಚ್ಚು ಸಹಜ ಗರ್ಭಧಾರಣೆಯಿಂದ, 500 ಹೆಚ್ಚು ಕೃತಕ ಗರ್ಭಧಾರಣೆಯಿಂದ, ಇನ್ನು 850 ಹೆಚ್ಚು ಪ್ರಣಾಳ ಶಿಶುಗಳ ಜನನವಾಗಿದೆ,
0: 4,000 ಹೆಚ್ಚು ಗರ್ಭಕೋಶ ದರ್ಶಕ ಶಸ್ತ್ರಚಿಕಿತ್ಸೆಗಳು, 5,000 ಹೆಚ್ಚಿನ ಉದರ ದರ್ಶಕ ಚಿಕಿತ್ಸೆಗಳನ್ನು ಯಶಸ್ವಿಗೊಳಿಸಿದೆ.
5: ಮಕ್ಕಳು ಇಲ್ಲದವರು ಇಲ್ಲಿ ಅತ್ಯಾಧುನಿಕ ಹಾಗೂ ಪೂರ್ಣ ಪ್ರಮಾಣದ ಗುಣಮಟ್ಟದ ಹಾಗೂ ಕಡಿಮೆ ವೆಚ್ಚದಲ್ಲಿ ಚಿಕಿತ್ಸೆ ಪಡೆಯಬಹುದು.
4: ಹಾಗಾದ್ರೆ ಈ ಸೇಫ್ IVF ಸೆಂಟರ್ ಎಲ್ಲಿದೆ?
6: ಸೇಫ್ ಪ್ರಣಾಳ ಶಿಶು ಕೇಂದ್ರ RMR ರಸ್ತೆ, ಪಾರ್ಕ್ ಬಡಾವಣೆ, ಒಡೆಯರ್ ವಾಣಿಜ್ಯ ಸಂಕೀರ್ಣ, ಶಾಂತಿ ಸಾಗರ್ ಹೋಟೆಲ್ ಮೇಲ್ಭಾಗ, ಶಿವಮೊಗ್ಗ. ಕಾಂಟ್ಯಾಕ್ಟ್ 0818240042. ಮೊಬೈಲ್ ಸಂಖ್ಯೆ 9535191545.
7: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
8: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
7: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
0: ನಮಸ್ಕಾರ, ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ RJ ಮಹಾಲಕ್ಷ್ಮಿ. ನೀವು ಕೇಳ್ತಾ ಇರೋದು ಕಾಫಿ ವಿತ್ RJ ಕಾರ್ಯಕ್ರಮ. ಎಸ್ ಸ್ನೇಹಿತರೆ, 4 ಗಂಟೆ ಆಯಿತು, ಕಾಫಿ ವಿತ್ RJ ಕಾರ್ಯಕ್ರಮ ಶುರುವಾಯಿತು. ಅರೆ, ಆದರೆ ಹೊರಗಡೆ ಕಣ್ಣಾಯಿಸಿದರೆ ಈ ಬಿಸಿಲಿನ ತಾಪಮಾನ ಇನ್ನೂ ಕಡಿಮೆ ಆಗಿಲ್ಲ. ಮಧ್ಯಾಹ್ನದ 2 ಗಂಟೆ ಬಿಸಿಲೇನೋ ಅನ್ನಬೇಕು, ಆ ರೀತಿಯ ಒಂದು ಬಿಸಿಲು ಸುಡ್ತಾ ಇದೆ. ಸೊ ಅಷ್ಟು ಬೇಗ ಸಂಜೆ ಆಗೋಗ್ಬಿಡ್ತಾ ಅಂತ ಮಾತಾಡ್ಕೊಳ್ತಾ ಇರ್ತೀರಲ್ವ? ಎಸ್ ಸ್ನೇಹಿತರೆ, ಯಾರಿಗೋಸ್ಕರ ಈ ಸಮಯ ಯಾರಿಗಾಗಿಯೂ ಕೂಡ ಕಾಯೋದಿಲ್ಲ. ತನ್ನ ಪಾಡಿಗೆ ತಾನು ತನ್ನ ಕೆಲಸ ಕಾರ್ಯಗಳನ್ನ ಮಾಡ್ತಾ ಹೋಗ್ತಾ ಇರುತ್ತೆ. ಹಾಗೆ ಕಾಲನೂ ಕೂಡ ಅಲ್ವಾ ಸ್ನೇಹಿತರೆ, ಈ ಕಾಲ ಕಳೆದಂತೆ ಒಂದಿಷ್ಟು ಈ ಸಂಸ್ಕೃತಿ ಸಂಪ್ರದಾಯಗಳಲ್ಲಿ ಕೂಡ ಸಾಕಷ್ಟು ಬದಲಾವಣೆಗಳನ್ನು ಕಾಣ್ತಾ ಇದ್ದೀವಿ, ಒಂದಿಷ್ಟು ವಿಭಿನ್ನತೆಯನ್ನು ಕೂಡ ಕಾಣ್ತಾ ಇದ್ದೀವಿ. ಆದರೆ ಅದಕ್ಕೆ ಅಂತ ಕಾರಣ ಅಂತ ಬಂದಾಗ ಆ ಪರಿಸ್ಥಿತಿಗಳಿಗೆ ಅನುಕೂಲಕ್ಕೆ ತಕ್ಕಂತೆ, ಆ ಪರಿಸ್ಥಿತಿಗಳಿಗೆ ಅನುಗುಣವಾಗಿ ಈ ಕಾರ್ಯಕ್ರಮಗಳನ್ನು ಕೂಡ ಮಾಡ್ಕೊಳ್ಳೋದುಂಟು. ಈಗಂತೂ ಎಸ್ ಈ ಮದುವೆ ಸೀಸನ್ನು, ಗೃಹ ಪ್ರವೇಶ ಮಾಡ್ಕೊಳ್ಳುವಂತಹ ಸೀಸನ್ಗಳು, ಎಲ್ಲಿ ನೋಡು ಫಂಕ್ಷನ್ನು. ಈ ಫಂಕ್ಷನ್ಗಳಂತ ಬಂದಾಗ ನಮಗೆ ಫಸ್ಟು ಅದರಲ್ಲಿ ಆ ಫಂಕ್ಷನ್ಗಳ ಜೊತೆ ಕಾಣಿಸುವಂಥದ್ದು ಊಟದ ವ್ಯವಸ್ಥೆ. ಊಟದ ವ್ಯವಸ್ಥೆ ಅಂತ ಬಂದಾಗ ಆಗಿನ ಒಂದು ಊಟದ ವ್ಯವಸ್ಥೆಗೂ ಈಗಿನ ಒಂದು ಊಟದ ವ್ಯವಸ್ಥೆಗೂ ಸಾಕಷ್ಟು ವ್ಯತ್ಯಾಸಗಳನ್ನ ಕಾಣ್ತೀವಿ. ಅದರಲ್ಲೂ ಸ್ಪೆಷಲ್ ಮದುವೆ ಮನೆಗಳ ಊಟ, ಮದುವೆ ಮನೆಗಳ ಸಮಾರಂಭ, ಆ ಒಂದು ಸಡಗರದೊಂದಿಗೆ ಊಟದ ಒಂದು ಮೆನುಗಳಲ್ಲಿ ಕೂಡ ಸಾಕಷ್ಟು ಬದಲಾವಣೆಗಳನ್ನು ಕಾಣ್ತಾ ಇದ್ದೀವಿ ಸ್ನೇಹಿತರೆ. ಆಗಿನ ಒಂದು ಬಾಳೆ ಎಲೆ ಊಟಕ್ಕೂ ಈಗಿನ ಒಂದು ಬಫೆ ಸಿಸ್ಟಮ್ಗೂ ಲಾಟ್ ಆಫ್ ಡಿಫ್ರೆನ್ಸನ್ನು ಕಾಣ್ತಾ ಇದ್ದೀವಿ. ಎಸ್ ಸ್ನೇಹಿತರೆ, ಈ ವಿಷಯದ ಬಗ್ಗೆ ಈ ದಿನ ನಿಮ್ಮೊಟ್ಟಿಗೆ ನಾನು ಮಾತಾಡೋದಕ್ಕೆ ಬಂದಿದ್ದೀನಿ. ಕಾಫಿ ವಿತ್ ಆರ್ಜೆ ಕಾರ್ಯಕ್ರಮದಲ್ಲಿ ಏನಪ್ಪ ವಿಷಯ ಅಂದರೆ, ಆಗಿನ ಒಂದು ಮದುವೆ ಮನೆಯ ಊಟಗಳಿಗೂ ಈಗಿನ ಒಂದು ಮದುವೆ ಮನೆಯ ಊಟಗಳಿಗೂ ಯಾವ ರೀತಿಯೆಲ್ಲ ವ್ಯತ್ಯಾಸಗಳನ್ನ ಕಾಣ್ತಾ ಇದ್ದೀರಾ, ಹಾಗೆ ಆ ಊಟ ಮಾಡುವಾಗ ನಿಮಗೆ ಏನೆಲ್ಲ ನೆನಪಾಗತ್ತೆ, ಒಂದು ಹಳೆಯ ಕಾಲದ ಮೆಮೊರೀಸ್, ಆಗಿನ ಕಾಲದ ಊಟ ಈ ಥರ ಇತ್ತು, ಹಾಗಿತ್ತು, ಹೀಗಿತ್ತು ಅಂತ ಮಾತಾಡ್ಕೊಳ್ತಾ ಇರ್ತೀರ. ಎಸ್, ಅದ್ರ ಬಗ್ಗೆ ಈ ದಿನ ನೀವು ಕಾಫಿ ವಿತ್ ಆರ್ಜೆ ಕಾರ್ಯಕ್ರಮದಲ್ಲಿ ಮಾತಾಡ್ಬೋದು. 9680 9692 79 ಈ ಸಂಖ್ಯೆಗೆ ಕರೆ ಮಾಡಿ ಆಗಿನ ಮದುವೆ ಊಟದ ಬದಲಾವಣೆ, ಈಗಿನ ಮದುವೆ ಊಟದ ಬದಲಾವಣೆ ಯಾವ ರೀತಿಯೆಲ್ಲ ಇದೆ, ನಿಮಗೆ ಯಾವುದು ಇಷ್ಟ, ಯಾವ ಒಂದು ಪದ್ಧತಿ, ಯಾವ ಒಂದು ಟ್ರೆಡಿಷನ್ ಇಷ್ಟ, ಆ ಬದಲಾವಣೆಗಳಲ್ಲಿ ನೀವು ಏನೆಲ್ಲ ಕಂಡುಕೊಂಡ್ರಿ ಅನ್ನೋದ್ರ ಬಗ್ಗೆ ಮಾತಾಡ್ಬೋದು. ಫಸ್ಟ್ ಕಾಲರ್ ಯಾರು, ಎಲ್ಲಿಂದ ಅನ್ನೋದ್ರ ಬಗ್ಗೆ ಕೇಳೋಣ. ನಮಸ್ತೆ. ಓಕೆ, ಕರೆ ಕಟ್ಟಾಯಿತು, ಮತ್ತೊಂದು ಕರೆ ತೆಗೆದುಕೊಳ್ಳೋಣ. ನಮಸ್ತೆ.
9: ನಮಸ್ತೆ ಮಹಾಲಕ್ಷ್ಮಿ.
0: ನಮಸ್ತೆ ಶುಭ ಮೇಡಮ್, ಹೇಗಿದ್ದೀರಿ?
9: ಚೆನ್ನಾಗಿದ್ದೀವಿ.
0: ಓಕೆ ಶುಭ ಮೇಡಮ್.
9: ತಾಪ ಹೆಚ್ಚಾಗ್ತಾ ಇದೆ.
0: ಹೌದು,
9: ಶೆಕೆ
0: ಶೆಕೆ ಜಾಸ್ತಿ ಆಗ್ತಾ ಇದೆ.
9: ಹೌದು
0: ಮೇಡಮ್,
9: ಗಾಳಿ ಕಡಿಮೆ ಆಗ್ತಾ ಇದೆ.
0: ಅದಕ್ಕೆಲ್ಲ ಕಾರಣ ನಾವೇ ಅಲ್ವಾ?
9: ನಾವೇ
0: ಮಾಡಿದ್ದು.
9: ಪ್ರಾಣಿಗಳೇ ಇಲ್ಲ ಅಂತಾರಲ್ಲ ಮೇಡಮ್,
0: ಮಾಡಿದ್ದು ಅಂತ ಎಲ್ಲ ನಮ್ಗೆ ಅಫೆಕ್ಟ್ ಆಗ್ತಾ ಇದೆ.
9: ಹೌದು, ಎಲ್ರು ಅನ್ಬೇಕಂತ ಪರಿಸ್ಥಿತಿ ಬಂತು ಅನ್ಕೊಂಡಿದೀವಿ.
0: ಹೌದು, ಖಂಡಿತ ಖಂಡಿತ. ಶುಭ ಮೇಡಮ್, ಆಗಿನ ಮದ್ವೆ ಊಟಗಳಿಗೂ ಈಗಿನ ಮದ್ವೆ ಊಟಗಳಿಗೂ ಯಾವೆಲ್ಲ ವ್ಯತ್ಯಾಸಗಳನ್ನ ಕಾಣ್ತಾ ಇದ್ದೀರಾ ನೀವು?
9: ಆಗಿನ ಮದ್ವೆನಲ್ಲಿ ಯಾವಾಗ್ಲೂ ಈ ಮುತ್ತಿಗದ ಎಲೆ, ಬಾಳೆ ಎಲೆ ಅವುಗಳನ್ನೆಲ್ಲ ಬಳಸ್ತಾ ಇದ್ರು. ಮತ್ತೆ ಈ ಟೇಬಲ್ ಊಟಗಳೆಲ್ಲ ಇರ್ತಿರ್ಲಿಲ್ಲ, ಕೆಳಗಡೆ ಚಾಪೆ ಹಾಸಿ ಕೂರಿಸಿ ಸಾಲಾಗಿ ಊಟವನ್ನು ಬಡಿಸ್ತಾ ಇದ್ರು.
0: ಅಥವಾ ಜಮಖಾನ,
9: ಜಮಖಾನ ಹಾಕಿ ಊಟವನ್ನು ಬಡಿಸ್ತಾ ಇದ್ರು. ಕುತ್ಕೊಂಡು ಎಲ್ಲ ನೆಲದಲ್ಲಿ ಊಟ ಮಾಡ್ತಾ ಇದ್ವಿ. ಅದು ಒಂಥರ ಕೈ ಕಾಲಿಗೆ ಒಂಥರ ವ್ಯಾಯಾಮ ಅನಿಸ್ತಾ ಇತ್ತು. ಮತ್ತೆ ಎಲೆಲ್ಲಿ ಊಟ ಮಾಡೋದು ಒಂಥರ ರುಚಿಕರ ಅನಿಸ್ತಾ ಇತ್ತು.
0: ಅಲ್ಲಿ ಬಡಿಸೋರೆಲ್ಲ ನಮ್ಮವರೇ ಆಗ್ತಿದ್ರು, ಅಕ್ಕಪಕ್ಕದವ್ರು, ಅಣ್ಣ ತಮ್ಮಂದ್ರು
9: ನಮ್ಮವರೇ ಬಂದ್ರು. ಹೌದು, ಮತ್ತೆ ಆಹಾರ ಕೂಡ ಒಂಥರ ನ್ಯಾಚುರಲ್ ಆಗಿರ್ತಿತ್ತು. ಇವಾಗ ನಂಗೆ ಈ ಟೇಸ್ಟ್ ಪೌಡರ್ಗಳ ಯಾವಾಗ ಇನ್ನ ಮನೆಯಲ್ಲಿ ತಯಾರಿಸಿ ಅಂತ ಈ ಕಾಳು ಕಡಿಗಳನ್ನೆಲ್ಲ ಬೆಳೀತಾ ಇದ್ರು. ಅದೇ ಕಾಳುಗಳಲ್ಲಿ ತರಕಾರಿನ ಒಂದು ಪಲ್ಯಗಳನ್ನ ಮಾಡ್ತಾ ಇದ್ರು. ಹಾಗೆ ತರಕಾರಿಗಳನ್ನು ಸಮೇತ ಈ ಗೊಬ್ಬರ ಸಗಣಿ ಗೊಬ್ಬರದಿಂದ ಬೆಳೀತಾ ಇದ್ರು. ಆ ಗೊಬ್ಬರದಿಂದ ಆಹಾರನ ತಯಾರಿಸ್ತಾ ಇದ್ರು. ಒಂಥರ ರುಚಿಕರವಾಗಿರ್ತಿತ್ತು ಆಹಾರ ಕೂಡ. ಮತ್ತೆ ಈ ಸಂಭ್ರಮದಲ್ಲಿ ಈಗ ತರ ತರ ತರ ಸ್ವೀಟ್ಗಳನ್ನೆಲ್ಲ ಮಾಡಿ ಬಡಿಸ್ತಾರೆ. ಆಗ ಹಾಗಿಲ್ಲ, ಒಂದು ಪಾಯಸ, ಒಂದು ಹೆಸರು ಬೇಳೆ ಪಾಯಸ ಹೆಚ್ಚಾಗಿ ಉಪಯೋಗಿಸ್ತಿದ್ರು ನಂಗೆ ಗೊತ್ತಿರೋ ಮಟ್ಟಿಗೆ. ಮತ್ತೆ ಬೂಂದಿಯನ್ನ ತಯಾರಿಸ್ತಿದ್ರು, ಜಿಲಾಬಿ ಸಂಗತಿರೋ ಜಿಲಾಬಿ. ಇವೆಲ್ಲ ಒಂಥರ ನ್ಯಾಚುರಲ್ ಆಗಿ ಹಿಟ್ಟುಗಳನ್ನೆಲ್ಲ ಕಡ್ಲೆಕಾಯಿಯಿಂದ ಒಣಗಿಸಿ ಹಿಟ್ಟನ್ನ ತಯಾರಿಸಿ ಅದ್ರಲ್ಲಿ ಮಾಡ್ತಾ ಇದ್ರು. ಇವಾಗ ಎಲ್ಲ ರೆಡಿ ತಗೊಂಡ್ಬರ್ತಾರೆ ಅಂಗಡಿಗಳಿಂದ. ಅದ್ರಲ್ಲಿ ಏನೇನ್ ಕಲಬೆರಕೆ ಆಗಿರುತ್ತೋ ಗೊತ್ತಿಲ್ಲ. ಮತ್ತೆ ಅದು ನ್ಯಾಚುರಲ್ ಆಗಿರೋದ್ರಿಂದ ಆಹಾರ ಕೂಡ ರುಚಿಯಾಗಿರ್ತಿತ್ತು, ಆರೋಗ್ಯ ಕೂಡ ಚೆನ್ನಾಗಿರ್ತಿತ್ತು.
0: ಖಂಡಿತ ಖಂಡಿತ ಸಾಕಷ್ಟು ಬದಲಾವಣೆಗಳನ್ನ ಕಾಣ್ತಾ ಇದೀವಿ. ಥ್ಯಾಂಕ್ ಯು,
9: ಆಗಲಿ ಅವಕಾಶ ಸಿಕ್ಕಿದೆ.
0: ಓಕೆ, ಖಂಡಿತವಾಗ್ಲೂ ಸಾಕಷ್ಟು ಬದಲಾವಣೆಗಳನ್ನ ಕಾಣ್ತಾ ಇದೀವಿ. ಆಗಿನ ಒಂದು ಮದ್ವೆ ಊಟಗಳಲ್ಲಿ ಫಸ್ಟ್ ಚಾಪೆ ಅಥವಾ ಜಮಖಾನ ಹಾಕಿ ಕೆಳಗಡೆ ಕೂರಿಸಿ ಊಟ ಕೊಡೋರು, ಈಗ ಒಂದು ಬಫೆ ಸಿಸ್ಟಮ್ ಬಂದಿದೆ ಅಥವಾ ಚೇರಿನ ಒಂದು ಸಿಸ್ಟಮ್ ಬಂದಿದೆ. ಈ ರೀತಿಯಲ್ಲಿ ಬದಲಾವಣೆಗಳನ್ನ ಕಾಣ್ತಾ ಇದೀವಿ. ಮತ್ತೊಂದು ಕರೆ ತೆಗೆದುಕೊಳ್ಳೋಣ. ನಮಸ್ತೆ.
10: ನಮಸ್ತೆ ಮೇಡಮ್.
0: ನಮಸ್ತೆ ಸಂಕಪ್ಪ ಸರ್, ಹೇಗಿದ್ದೀರಿ?
10: ಚೆನ್ನಾಗಿದ್ದೀನಿ, ಚೆನ್ನಾಗಿದ್ದೀರಾ?
0: ಎಸ್ ಸರ್, ಎಸ್ ಸರ್.
10: ಈಗ ಮೇಡಮ್ ಹೇಳದಂಗೆ ಉಷ್ಣತೆ ಜಾಸ್ತಿ ಇದೆ, ಗಾಳಿ ಕಮ್ಮಿ ಆಗಿದೆ. ಏನು ಮಾಡಂಗಿಲ್ಲ, ಮಾಡಿದ್ದನ್ನು ಮಾರ ಅಂತ.
0: ಹೌದು,
10: ನಾವು ಮಾಡಿದ್ದನ್ನು ನಾವು ಅನುಭವಿಸ್ಲೇಬೇಕು.
0: ಕರೆಕ್ಟ್.
10: ಈಗ ಮದುವೆ ವಿಚಾರದಲ್ಲಿ ಊಟದ ಬಗ್ಗೆ ಹೇಳೋದಾದ್ರೆ, ನಾನು ಚಿಕನ್ನಿ 1980 ಮದುವೆ ಆದೆ. ಆಗ ಬಾಳೆಗಲ್ಲಿ ಊಟ, ಬಾಳೆಗಲೆ ಚಾಪೆ ಅಂತ ಜಮಖಾನ ನೀವ್ ಹೇಳ್ದಂಗೆ ಹಾಸ್ಬಿಡೋರು ಅದ್ರಲ್ಲಿ ಕೂತ್ಕೊಳ್ಳೋದು, ಒಳ್ಳೆ ಖುಷಿ ಆಗೋದು. ಎಲ್ಲ ಮೊಳಕೆ ಕಾಳು

0: ಪಲ್ಯ ಮಾಡಿ ಇದ್ ಮಾಡಿ ಕೋಸಂಬರಿ ಸಾಧಾರಣ ಮಾಡೋರು. ಆಮೇಲೆ ಪಾಯಸ ಅದು ಏನಾದ್ರು ಇದ್ ಮಾಡಿದ್ರೆ ನಾನೇನ್ ಎಲೆಯಲ್ಲಿ ನೆತ್ತಿ ನೆಕ್ಕಿಡ್ತಾ ಇದ್ದೆ ಅಷ್ಟು. ಈಗಿನ ಪಾಯಸ ಹೋದ್ರೆ ಎಲ್ಲರು ಯಾಕಪ್ಪ ಅಂದ್ರೆ ನನಗೆ ಬಾದುಷಾನು ಬೇಡ, ಜಹಾಂಗೀರು ಬೇಡ, ಪಾಯಸನು ಬೇಡ, ಶುಗರು ಶುಗರು ಅಂತ. ಆಗ ನಮ್ಮ ಪೀರಿಯಡ್ ನಲ್ಲಿ ಏನೂ ಇಲ್ಲ ಮೇಡಮ್, ಶುಗರ್ ಇಲ್ಲ ಅಂದ್ರೆ ದೇವ್ರಿಗೆ ನನಗೂ ಇಷ್ಟು ಏಜ್ ಆದ್ರೂ ಶುಗರ್ ಇಲ್ಲ ಇಲ್ವರ್ಗು. ಆತರ ಮತ್ತೆ ಈಗಿನ ಇದ್ರಲ್ಲಿ ಏನಾಗಿದೆ ಅಂದ್ರೆ ಅಷ್ಟು ಅರ್ಧಕ್ಕೆ ಅರ್ಧ ತಗೊಂಡೋಗಿ ಬಿಸಾಡ್ತಾರೆ ಮೇಡಮ್.
1: ನಿಜ ನಿಜ, ವೇಸ್ಟ್ ಜಾಸ್ತಿ ಆಗುತ್ತೆ
0: ವೇಸ್ಟ್. ನಾನ್ ನೋಡ್ತೀನಿ ಲಾಟ್ ಆಫ್, ಅದನ್ನ ನೋಡಬಾರ್ದು ಅರ್ಧ ಎಲ್ಲ ಹಂಗೆ ಇರ್ತವೆ, ಒಂದ್ ಕೆಲವು ಸ್ವೀಟ್ ಗಳೆಲ್ಲ ಅಲ್ಲ ಇರ್ತವೆ, ಅದೆಲ್ಲ ಅನಾವಶ್ಯಕವಾಗಿ ಖರ್ಚು ಮಾಡ್ತೀವಿ. ನಾವು ಮದುವೆ ಆಗುವಾಗ ಆತರ ಖರ್ಚು ಮಾಡ್ತಾ ಇರಲಿಲ್ಲ. ನನಗೆ ಹೈಯೆಸ್ಟ್ ಮುಯಿ ಬಿದ್ದಿರೋದು ಅಂದ್ರೆ 5 ರೂಪಾಯಿ ಹಾಕಿರೋದು ಜಾಸ್ತಿ, ಅದೇ ಹೈಯೆಸ್ಟ್. ಆಮೇಲೆ 2 ರೂಪಾಯಿ 1 ರೂಪಾಯಿ ಹಿಂಗೆಲ್ಲ ಬಿದ್ದಿತ್ತು.
1: ನಿಮ್ಮ ಮದ್ವೆಲ್ಲಿ ಯಾವ ರೆಸಿಪಿ ಮಾಡಿಸಿದ್ರು ಸ್ಪೆಷಲ್ ಆಗಿ?
0: ಸ್ಪೆಷಲ್ ಆಗಿ ಏನಿಲ್ಲ, ನಾನು ಇದು ಬೂಂದಿ ಕೀರಿ ಮಾಡಿಸಿದ್ದೆ.
1: ಅವಾಗ ಅದೇ ಫೇಮಸ್ ಬೂಂದಿ
0: ಬೂಂದಿ ಕೀರಿ ಮೇಲೆ ಹಾಕ್ಬಿಡೋದು. ಆಮೇಲೆ ಒಳ್ಳೆ ಉಪ್ಪಿನಕಾಯಿ ಅಂದ್ರೆ ನಾ ಈಗ ಟೇಸ್ಟಿಂಗ್ ಪೌಡರ್ ಹಾಕ್ತಾರೆ, ಆಗ ನಾವೇನ್ ಹಾಕ್ತಾ ಇರ್ಲಿ ಎಷ್ಟು ಚೆನ್ನಾಗಿರೋದು ಅಂದ್ರೆ ಉಪ್ಪಿನಕಾಯಿ. ಈಗ ಟೇಸ್ಟಿಂಗ್ ಹಾಕ್ಬಿಟ್ಟು ಸಾಯಂಕಾಲ ಊಟ ಮಾಡಿ ಬಂದಾಗ ಸಾಯಂಕಾಲ ಗ್ಯಾಸ್ಟ್ರಿಕ್ ಸ್ಟಾರ್ಟಿಂಗ್.
1: ಆಕ್ಚುಲಿ ಈಗ ಉಪ್ಪಿನಕಾಯಿ ಬದಲಾಗಿ ಗೋಬಿ ಬಂದ್ ಕೂತಿದೆ, ಗೋಬಿ ಮಾಡ್ತಾರೆ ಸರ್
0: ಜಾಸ್ತಿ. ಇವೆಲ್ಲ ನಿಜವಾಗ್ಲೂ ಹೇಳ್ಬೇಕು ಅಂದ್ರೆ ಅನಾವಶ್ಯಕ ಖರ್ಚು ಸಿಕ್ಕಾಪಟ್ಟೆ ಇದಾಗುತ್ತೆ. ಆದಷ್ಟು ಈಗ ಒಂದು 500 ಜನ ಅಂದ್ರೆ 700 ಜನಕ್ಕೆ ಮಾಡಿರ್ತಾರೆ, ಇನ್ನು 300 ಜನಕ್ಕೆ ಅನ್ನ ಯಾರಿಗೆ ಯಾರ ಪಕ್ಕ ಅಕ್ಕಪಕ್ಕ ಮನೆ ಕೊಟ್ರು ಹಂಗೆ ಇರುತ್ತೆ, ಸುಮ್ನೆ ವೇಸ್ಟ್ ಆಗುತ್ತೆ. ನಾವು ಆತರ ಆ ಸಂದರ್ಭದಲ್ಲಿ ಮದುವೆ ಆದಾಗ ಎಷ್ಟು ಖುಷಿ ಆಗೋದು ಅಂದ್ರೆ ನಿಜವಾಗ್ಲೂ ಹೇಳ್ಬೇಕು ಅಂದ್ರೆ ಎಷ್ಟು ಬೇಕು ಒಂದು ಅಂದಾಜು ಒಂದು 500 ಜನಕ್ಕೆ ಅಂದ್ರೆ ಒಂದು 500-550 ಜನಕ್ಕೆ ಮಾಡಿರೋರು. ಆಗ ಅಷ್ಟೊಂದು ಸೌದೆ ಒಲೆ, ಈಗೇನಿಲ್ಲ ಕುಕ್ಕರ್ ಟಿಶ್ ಬಸ್ ಅಂತ ಹೇಳಿ. ನಿಜವಾಗ್ಲೂ ಹೇಳ್ಬೇಕು ಅಂದ್ರೆ ಎಲ್ಲ ಆರೋಗ್ಯಕ್ಕೂ ತುಂಬಾ ತೊಂದರೆ ಆಗುತ್ತೆ.
1: ಅವಾಗ ಸಾಮಾನ್ಯವಾಗಿ ಮದ್ವೆ ಎಲ್ಲ ಮನೆ ಮುಂದೆ ಚಪ್ರ ಹಾಕಿ ಮಾಡ್ತಾ ಇದ್ರು ಈ ಕಲ್ಯಾಣ ಮಂಟಪಗಳು.
0: ಹೌದೌದು, ಈಗೇನಿಲ್ಲ, ಒಂದೇ ಗಳಿಗೆ 5 ನಿಮಿಷ ಶಾಮಿಯಾನ ಏರ್ಸಿದ್ದೆ ಕೆಲಸ ಟಕ್ ಅಂತನವ್ರು. ಆಗ ನಾವೇನಿಲ್ಲ, ಬೈನೆ ಸೊಪ್ಪು ಹಲಸಿನ ಸೊಪ್ಪು ಎಲ್ಲ ಹಾಕಿ ತೋರಣ ಕಟ್ಟಿ ಅದೇ ಚಪ್ರದ ಅಡಿಲಿ ಊಟ ಕೂರೋದು. ಹಾಸ್ಬಿಟ್ಟು ನೀಟಾಗಿ ಕೂತು ಕ್ಲೀನ್ ಮಾಡಿ ಸಗಣಿ ಸಾರಿಸಿರೋರು. ಈಗೆಲ್ಲ ಏನಿಲ್ಲ, ಸಿಮೆಂಟ್ ಒಂಥರ ಏನೋ ಒಂಥರ ಜನ ಟೆಕ್ನಾಲಜಿ ಇಂಪ್ರೂವ್ಮೆಂಟ್ ಆದಂಗೆ ಎಲ್ಲ ಏನೇನೋ ಬರ್ತಾ ಇದಾವೆ.
1: ಶಂಕಪ್ಪ ಸರ್, ನಿಮ್ ಫೋಟೋಶೂಟ್ ಹೆಂಗಿತ್ತು ಅಂತ ಅವಾಗ
0: ನೀವು ನೋಡಿದ್ರ ಫೋಟೋ ನೋಡಿದ್ರೆ ಹೇಳ್ತೀರಾ? ಅಯ್ಯೋ, ಫೋಟೋಶೂಟ್ ಏನ್ ಅಂತ ಅದ್ದೂರಿಯಾಗಿ ಮಾಡ್ಲಿಲ್ಲ, 500 ರೂಪಾಯಿ ಫೋಟೋಗಳೆಲ್ಲ ರೆಡಿ ಆಗಿ ಹೋಗುತ್ತೆ.
1: ಇವಾಗಿನ ಫೋಟೋ ಶೂಟ್ ನೋಡಿ ನಿಮ್ಗೆ ಏನ್ ಅನ್ಸತ್ತೆ ಹೇಳಿ?
0: ಇವಾಗ ಅಯ್ಯೋ ದೇವ್ರ, ನಾನು ಆ ಫೋಟೋಕ್ಕೆ ಮೀ ಕೊಡಲ್ಲ ಅಂದ್ರೆ ಇವ್ರ ಫೋಟೋದ ಕಿವಿ ಆಗ್ಬಿಡುತ್ತೆ ಫುಲ್ಲು. ನಾನು ಒಂದ್ಸರಿ ಕೊಟ್ರು ಸಾಕಲ್ಲಪ್ಪ ಅಂತ ಅಲ್ಲಿ ಅವರು ನಿಂತು ಆ ಕಡೆ ತಿರುಗಿಸಿ ಈ ಕಡೆ ತಿರುಗಿಸಿ ಅವ್ರ ಈ ಕಡೆ ಬಗ್ಸಿ ಒಂದು ಗ್ರೂಪ್ ತೆಗೆಯುವ ಹೊತ್ತಿಗೆ 1/2 ಗಂಟೆ ಆಗಿರುತ್ತೆ. ಈ ಫೋಟೋದಿಂದ 1/2 ಮದುವೆನ ಇದ್ ಮಾಡ್ತಾರೆ ಈಗಿನ ಇದು. ಆಮೇಲೆ ಅಲ್ಲಿ ನೋಡಿ ಸೂರ್ಯನ್ ನೋಡಿ, ಅಲ್ಲಿ ನೋಡಿ, ಇಲ್ಲಿ ನೋಡಿ ಅಂತ. ಈಗ ನಮಗೇನಿಲ್ಲ, ಬಾರ ಅಂತ ಹೇಳ್ಬಿಟ್ಟು ಕರ್ಕೊಂಡು
1: ಅಶ್ವಿನಿ ನಕ್ಷತ್ರ ಕಾಣಿಸುತ್ತಾ ಅಂತ. ರತ್ನಮೂರಿ ನೀವೇ ತೋರಿಸ್ಬಿಟ್ಟಿದ್ರು ಅಥವಾ ಭಟ್ರಿಗೆ ತೋರಿಸಿದ್ರು ಗೊತ್ತಾಗ್ಲಿಲ್ಲ.
0: ಭಟ್ರಿಗೆ ತೋರಿಸಿದ್ರು ಅಂದ್ರೆ ಪ್ರಯತ್ನ ಪಟ್ಟು ಆಗ್ಲೇಬೇಕು ಇದೇ ಹುಡುಗಿನ ಅಂತ ಹೇಳ್ಬಿಟ್ಟು ಅದನ್ನ ಮಾತ್ರ ಚಾಲೆಂಜ್ ಮಾಡ್ಬಿಟ್ಟಿದ್ದೆ.
1: ಏನ್ ಸರ್ ಅಂತ ಸ್ಪೆಷಲ್ ಲವ್
0: ಮ್ಯಾರೇಜ್ ಅಷ್ಟು ಚೆನ್ನಾಗಿತ್ತು ಹುಡುಗಿ. ಅಂದ್ರೆ ನಾನು ಅಷ್ಟೇ, ನಮ್ಗೆ ಇಬ್ಬರು ಅಷ್ಟೇ ಒಳ್ಳೆ ಇದಕ್ಕೆ ಇದ್ದಂಗೆ 2 ಕೈ ಇದು ಚಪ್ಪಾಳೆ ಆಗುತ್ತಲ್ಲ ತರ ನಾವು ಯಾವ
1: ಅಂಡರ್ಸ್ಟ್ಯಾಂಡಿಂಗ್ ಇದೆ,
0: ಅಂಡರ್ಸ್ಟ್ಯಾಂಡಿಂಗ್ ಎಲ್ಲ ಇದೆ ನಮ್ಮ ಫ್ಯಾಮಿಲಿ. ಇದರಲ್ಲಿ
1: ಸಂಕಪ್ಪ ಅವರು,
0: ಸಂಕಪ್ಪ ಅವರು ಶಂಸಕ ಸರ್ ಇವ್ರಿಗೆ ಗೊತ್ತಿದೆ ಅವೆಲ್ಲ
1: ಹಳ್ಳ ದಾಟಿದ ಶೂರ
0: ಹಳ್ಳದ ಮೂರಿದ್ರು ಅದ್ರಲ್ಲೆಲ್ಲ ಕ್ಷಿ ಹಾಕೊಂಡು ಹಳ್ಳದಲ್ಲಿ ಕೊಚ್ಚಿ ಹೋಗಿ ಫಸ್ಟ್ ಸ್ಟಾರ್ಟಿಂಗ್ ಮದುವೆ ಆದಾಗ ನನ್ನ ಕತೆ ಎಲ್ಲ ಚೆನ್ನಾಗಿತ್ತು. ಇಬ್ಬರು ಅಂಡರ್ಸ್ಟ್ಯಾಂಡಿಂಗ್ ಚೆನ್ನಾಗಿ ಮಾಡ್ಕೊಂಡು ಸಂಸಾರ ಜೀವನ ಚೆನ್ನಾಗಿ ನಡೆಸ್ತಾ ಇದೀವಿ, ಮಕ್ಕಳನ್ನ ಚೆನ್ನಾಗಿ ನೋಡ್ಕೊಂಡು ಇದು ಮಾಡ್ತಾ ಇದೀವಿ ಮೇಡಮ್. ಈಗ ಅದ್ದೂರಿಯಾಗಿ ಮದುವೆ ಮಾಡೋದು ಖರ್ಚು ಮಾಡೋ ಬದಲು ಸ್ವಲ್ಪ ನೋಡ್ಬಿಟ್ಟು ವೇಸ್ಟ್ ಮಾಡಿದ್ರೆ ಒಳ್ಳೆ ಇದ್ರಲ್ಲಿ ಇರ್ಲಿ ಅಂತ. ಯಾಕಂದ್ರೆ ಈಗಿನ ಜನರೇಷನ್ ಚೇಂಜ್ ಆಗಿದೆ ಅಲ್ಲ, ಊಟಗಳು ಚೇಂಜ್ ಆಗ್ತವೆ. ಆದ್ರೂ ಸ್ವಲ್ಪ ಆದಷ್ಟು ಸ್ವಲ್ಪ ಹಾಸಿಗೆ ಇದ್ದಷ್ಟು ಕಾಲ್ ಚಾಚು ಆ ಟೈಪ್ ಅಲ್ಲಿ ಮಾಡಿದ್ರೆ ಒಳಿತು ಅಂತ ಹೇಳ್ತೀನಿ ಮೇಡಮ್.
1: ಓಕೆ ಸರ್, ಸೂಪರ್, ಥ್ಯಾಂಕ್ ಯು ಸರ್.
0: ಓಕೆ ಮೇಡಮ್, ಥ್ಯಾಂಕ್ ಯು, ಧನ್ಯವಾದ ಮೇಡಮ್.
1: ಎಸ್ ಸರ್, ಮತ್ತೊಂದು ಕರೆ ತೆಗೆದುಕೊಳ್ಳೋಣ. ನಮಸ್ಕಾರ.
0: ಹಲೋ ನಮಸ್ತೆ ರೀ ಮೇಡಮ್.
1: ನಮಸ್ತೆ, ನಮ್ ಎನರ್ಜೆಟಿಕ್ ನವಾಜ್ ಸರ್ ಅವರು, ಹೇಗಿದ್ದೀರಿ?
0: ಸಂಜೆ ಕಾಲ ಬಿಸಿಲಾಗ ಆರಾಮ್ ಕೂತ್ ಕೇಳಾಕ್ರಿ, ಯಾಕಪ್ಪ ಸವಿಸ ನೆನಪು ಸಾವಿರ ನೆನಪುಗಳ್ರಿ ಮೇಡಮ್.
1: ನೀವು ಮದ್ವೆ ಆಗಿರೋ ದಿನಗಳು ನೆನಪಾಗ್ಬಿಟ್ಟು ಏನ್ ಕತೆ?
0: ಹೌದ್ರಿ, ಮತ್ತೆ ನೆನಪಾಗ್ಬೇಡಿ ಮೇಡಮ್, ನೆನಪಾಗ್ತಾವ್ರಿ.
1: ಈಗ ನಿಮ್ಮ ಮದ್ವೆಗೆ ಬಿರಿಯಾನಿ ಬಗ್ಗೆ ನೀವ್ ಹೇಳಲೇಬೇಕು, ಏನ್ ಸ್ಪೆಷಲ್ ಬಿರಿಯಾನಿ?
0: ನಮ್ಮ ಮದ್ವೆ ಬಗ್ಗೆ ಏನ್ರಿ ಮೇಡಮ್, ಅದು ನಮ್ 84 ಆಗಿತ್ತು ರೀ ಮದ್ವೆ ರೀ ಮೇಡಮ್. ಆ ಟೈಮ್ಕ ಫೋಟೋ ಹೊಡಿಯೋಕಾದ್ರೆ ಕ್ಯಾಮ್ರಾ ಇದ್ದಿತ್ತಿಲ್ರಿ, ಫೋಟೋ ತೆಗೆದ್ ಇದ್ದಿತ್ತಿಲ್ರಿ, ಗಾಡಿಗಳು ಸೌಕರ್ಯ ಇದ್ದಿತ್ತಿಲ್ರಿ. ಆ ಟೈಮ್ಕ ಏನ್ರಿ ಮೇಡಮ್, ಆ ಮದ್ವೆಗಳು ಅಂದ್ರೆ ಏನ್ರಿ, ಸುಮ್ಮನೆ 4 ಮಂದಿ ಕರೆಯದ್ರಿ, ಸಿಸ್ಟಮ್ ನಿಂದ ಅಂದ್ರ ಹಾಕುದ್ರಿ ಮನೆ ಮುಂದ, ಅಂದ್ರ ಹಾಕಿ ಅವ್ರಿಗೆ ಊಟ ಉಪಚಾರ ಮಾಡೋದು, ಹಾಸಿ ಹಾಸಿ ಉಣಸೋದು, ಮರ್ಯಾದೆ ಕೊಟ್ಟು ಕರೆಯೋದು, ಇಂತದಿತ್ತು ಮೇಡಮ್ ಆ ಟೈಮ್ ಕರಿ.
1: ನವಾಜ್ ಸರ್, ನಿಮ್ಮ ಬೇಗಮ್ಮ ಅವ್ರನ್ನ ನೋಡಿದ್ರ ಇಲ್ವಾ ಮದ್ವೆ ದಿನ?
0: ಮದ್ವೆ ದಿನ ನೋಡಿಲ್ರಿ ಮೇಡಮ್, ಅವ್ರ ಒಳಗನ್ನ ಹೊರಗ ನಮ್ಮಲ್ಲಿ ರೂಲ್ಸ್ ಅದಲ್ರಿ ಮೇಡಮ್.
1: ಮದ್ವೆ ಆದ್ಮೇಲೆ ನೋಡಿದ್ರ ಮೇಡಮ್?
0: ಹೌದ್ರಿ ಮೇಡಮ್, ಯಾಕಪ್ಪ ಅಂದ್ರೆ ಅದು ಮೊದಲೇ ನೋಡಿರ್ತಾರ ಏನದು, ಅವಾಗ ನೋಡುದು ಇದ್ದಿತ್ತಿಲ್ರಿ ಮೇಡಮ್, ಆದ್ರೆ ಈಗ ಎಲ್ಲ ಡೈರೆಕ್ಟ್ ನೋಡ್ತಾರ್ರಿ.
1: ಹೌದೌದೌದೌದು,
0: ನಮ್ಮಲ್ಲಿ ಸುಮ್ಮನೆ ಹಿರಿಯರ್ರಿ ಏನಾದ್ರಿ ಮೇಡಮ್, ನಿಶ್ಚಾರ್ಥಾರ್ಥ ಮಾಡಾನ, ಅವ್ರು ನೋಡಿ ಬಂದ್ರ ಅದ್ರ ಮ್ಯಾಗೆ ಕಳಸ್ ರೀ ಮೇಡಮ್, ನಾವ್ ನೋಡ್ಬೇಕು ಅವ್ರು ನಮಗ್ ನೋಡ್ಬೇಕು ಅನ್ನೋದು ಮೊದಲೇ ಇದ್ದಿತ್ತಿಲ್ರಿ ಮೇಡಮ್ ಆ ಟೈಮ್ ಕರ್ರಿ.
1: ಓಕೆ ಸರ್, ಓಕೆ. ಈಗ ನೀವು ನಿಮ್ಮ ಮದುವೆಗಳಲ್ಲಿ ಯಾವೆಲ್ಲ ವ್ಯತ್ಯಾಸಗಳನ್ನ ಕಾಣ್ತಾ ಇದ್ದೀರಾ ಊಟದಲ್ಲೆಲ್ಲ?
0: ಊಟದಲ್ಲಿ ವ್ಯತ್ಯಾಸ ಅಂದ್ರೆ ನೋಡ್ರಿ ಮೇಡಮ್, ಅವಾಗ ಏನಿತ್ರಿ ಊಟ ಎಲ್ಲ ಚಲೋ ಊಟ್ರಿ ಮೇಡಮ್. ಯಾವಾಗಂದ್ರೆ ನಮ್ಮಲ್ಲಿ ಏನ್ ಮಾಡ್ತೀರಿ ಗೊತ್ತೇನ್ರಿ, ನಮ್ಮಲ್ಲಿ ಬರೀ ಅನ್ನ ಸಾರ ಮಾಡ್ತೀರಿ, ಈಗ ಬಿರಿಯಾನಿ ಚಾಲು ಆಗ್ಯದ್ರಿ ಮೇಡಮ್. ಹೆಚ್ಚಿನ ಹೆಚ್ಚ
1: ಬಿರಿಯಾನಿ, ಐಸ್ ಕ್ರೀಮು, ಪಾಯಸ.
0: ಬಿರಿಯಾನಿ ಮತ್ತ ಅದ್ರಾಗ ಬಿರಿಯಾನಿ ಬಿರಿಯಾನಿ ಮತ್ತದು ಮತ್ತ ಬಿರಿಯಾನಿ ಅದ ಎಟ್ ಇದು ಎಲ್ಲ ನಂಬರ್ 10 ಬಿರಿಯಾನಿ ಚಾಲು ಮಾಡ್ಯಾರ್ರಿ ಮೇಡಮ್.
1: ಓ, ಹೈದರಾಬಾದಿ ಬಿರಿಯಾನಿ.
0: ಹೈದರಾಬಾದಿ ಬಿರಿಯಾನಿ ರೀ, ಅದಕ್ಕೆ ಅದ್ರಾಗ ಏನ ಟೆಸ್ಟ್ ಇರಂಗಿಲ್ಲ, ಏನೋರಿಲ್ಲ ಮೇಡಮ್. ಏನ್ ತಂದು ಕೊಯ್ತಾರೋ ಅದ್ ಏನ್ ಮಾಡ್ತಾರ, ತಿನ್ನಾಕಂತ್ರ ಮಂದಿ ಇಟ್ಟು ಸಾಯ್ತಾರ್ರಿ ಮೇಡಮ್. ಅದ್ರ ಬಗ್ಗೆ ಅದೇನ್ ಹೇಳಬಾರ್ದ್ರಿ, ಅದ್ರ ಮ್ಯಾಗ ಬಾಳ ಲಬ್ದ್ರಿ. ಈಗಿನ ಬಿಜಾಪುರ ಸಿಟಿ ವಾತ ಇನ್ನ ಹಳ್ಗಾಡದಾಗ ಕಡಿಮೆ ರೀ ಮೇಡಮ್. ಸಿಟಿ ವಾತಾವರಣದಾಗ ಹೋದ್ರಂತರೂ ಬರೇ ಅದೇ ಹುಡುಕ್ತಾರ್ರಿ ಮೇಡಮ್. ಬಿರಿಯಾನಿ ತಪ್ಪ ಅಂದ್ರೆ ಅದು ಚಾವಲ್ ತಂದು ಇಡ್ತಾರ್ರಿ, ಅದ್ರಾಗ ಚಮಚಾಲಿ ಆರ್ಸಿ ಆರ್ಸಿ ತಗೊಂಡ್ ಬರೇ ಅಲ್ಲಿ ಅಕ್ಕಿ ಬಾನ ಅಟ್ಟೆ ಬುಟ್ಟಿ ಇಟ್ಟು ಬಿಡ್ತಾರ್ರಿ ಮೇಡಮ್. ಅಲ್ಲಿ ಹಿಂಗ ಊಟ್ರಿ ಮೇಡಮ್, ಅವಾಗಿಂದ ಊಟಿಂದಕ ಈಗಿಂದ ಊಟಿದ್ಕ ಬಾಳ ವ್ಯತ್ಯಾಸ ರೀ. ಮೇಲಾಗಿ ಊಟಕ್ ಬಂದ್ರಪ್ಪ ಅಂತಂದ್ರೆ ಊಟ ಮಾಡಿದ್ರಂದ್ರ ಅದು ಮದ್ವಿಗೆ ಅಕ್ಕಿ ಕಾಳು ಒಗಿತಾರೋ ಇಲ್ಲೋ, ಮದಿ ಮಗನಿಗೆ ನೋಡ್ತಾರೋ ಇಲ್ಲೋ, ಬರೀ ಊಟ ಮಾಡೋದು ಹೋಗೋದು.
1: ಕರೆಕ್ಟ್ ಕರೆಕ್ಟ್.
0: ಹೌನ್ರಿ, ಯಾಕಪ್ಪ ಬರೋದು ಊಟಕ್ಕೆ ಬರ್ತಾರೆ ಅಲ್ಲಿ ಮದಿ ಮದ್ವೆಗೆ ಮದ್ವಿಗೆ ಅಂತೇಳಿ ಯಾರು ಬರಂಗಿಲ್ರಿ ಈಗಿನ ವಾತಾವರಣದಾಗ್ರಿ ಮೇಡಮ್. ನಮ್ದು ಮದ್ವೆ ಆಗಿಲ್ಲ, ಯಾವಾಗೇ ಮದ್ವೆ ಆಗಿಲ್ರಿ ಈಗ.
1: ಅವಾಗ ಒಂದ್ ಗಂಡು ಹೆಣ್ಣಿಗೆ ಆಶೀರ್ವಾದ ಮಾಡಿ ಖುಷಿಯಿಂದ ಹೋಗಿರೋರು,
0: ಅವಾಗ ಖುಷಿ ಮಾಡ್ರಿ ಮೇಡಮ್. ಅವ್ರಿಗೆ ಯಾವಾಗ ಭೇಟಿ ಆಗೋಣ, ಅವ್ರಿಗೆ ಇವ್ರ ಆಶೀರ್ವಾದ ಇವ್ರದ್ ಅವ್ರ ತಗೊಂಡ್ ಕೇಶಿಂದ. ಮೊದಲು ಹಿರಿಯರು ಇಲ್ಲ ಇದ್ರ ಬಲ್ಲಿ ನಿಂದಿರ್ತಿದ್ರಿ ಮಂಟಪ ಬಲ್ಲಿ ಬರ್ರಿ ಅಂತೇಳಿ ಹಿರಿಯರಿಗೆ ಕರಿತಿದ್ರಿ ಮೇಡಮ್. ಈಗ ನಾವು ಹೋದೇವಪ್ಪ ಅಂದ್ರೆ ಅಲ್ಲಿ ಯಾರು ಇರಂಗಿಲ್ರಿ, ಮದಿ ಮಗನಿಗೆ ನೋಡ್ಬೇಕು, ಏನು ಹುಟ್ಟದ್ ನೋಡ್ಬೇಕು, ಏನು ಯಾರಿಗೆ ನೋಡ್ಬೇಕು, ಅಲ್ಲಿ ಹುಡುಕಾಡೋದೇ ಆಗ್ತದ್ರಿ ಮೇಡಮ್ ಮಂಟಪ. ನಾವಾದ್ರಿ
1: ಎಲ್ರಿಗೂ ಅರ್ಜೆಂಟ್ ಸಮಯದ ಅಭಾವ
0: ಸಮಯದವ್ರಿ ಮೇಡಮ್.
1: ಓಕೆ,
0: ಯಾರ ಬೀಗರು ಯಾರ ಬರ್ತಾರೋ ಯಾರು ಹೋಗ್ತಾರೆ ಈಗಿನ ವಾತಾವರಣದಾಗ ಅಂತ್ರ ಅದ್ರ ಎದಕ್ಕೂ ಏನು ಇಲ್ರಿ ಮೇಡಮ್. ಸಂಬಂಧ ಇಲ್ಲಾರ್ದಂಗ್ರ ಆಗಿನ ಮದುವಿಗೆ ಈಗಿನ ಮದುವೆ ಭಯಂಕರ ವ್ಯತ್ಯಾಸ ಅದ್ರಿ, ಪ್ರತಿ ಒಂದ್ರದಾಗ್ರಿ ಮೇಡಮ್. ಒಂದ್ರದಾಗೆ ಅತ್ತಲ್ರಿ ಅದು.
1: ನಿಜ ನಿಜ ನಿಜ.
0: ಈ ಹೊದೆ ಒಂದ್ರ ನೋಡ್ರಿ ನಾವು ಏನ್ ಮಾಡ್ತಾರೆ ಈಗ, ಆದ್ರೆ ಕೆಲವೊಬ್ರು ಅದಾರ್ರಿ ಜರ ಏನಾರ ಮರ್ಯಾದಿಸ್ತಿದ್ರೆ ಇಪ್ಪ ನಮ್ಗೆ ಏನಾಗ್ತಾರೆ ಯಾರಿಗೂನಪ್ಪ ಕೇಳ್ಬೇಕಂತೇಳಿ ಬಾಗಲ್ ಮುಂದೆ ನಿಂತಿರ್ತಾರೆ ಅಲ್ಲಿ ಗೇಟಿನ ಬಲ್ಲಿ. ಅವಾಗ ಬರ್ರಿ ಅಂತ ಒಬ್ಬರತ್ತಾರಿ, ಇಲ್ಲಾಂದ್ರೆ ಯಾಟಿಲ್ ನೋಡ್ರಿ, ಬರುದು ಊಟ ಮಾಡೋದು ಆಯಾರಿ ಹಾಕುವುದು ಸುಮ್ಮ. ಅವ್ರಿಗೆ ಭೇಟಿ ಆದ್ರೆ ಅದು ಆಗ ನಮ್ಗೆ ಬೀಜ ಅದ್ರಿ ಅಂಗಡಿ ಬಂದ್ ಮಾಡಿ ಬಂದ್ ಮತ್ತೆ ಹೊಂಟಾಟ ಹೊಂಟ್ರಿ ಅವ್ರು. ಅದಕ್ ಬಹಳ ವ್ಯತ್ಯಾಸ ಅದಾವ್ರಿ ಮೇಡಮ್. ಅವಾಗಿಂದ ಲಗ್ನ ಮಂಟಪಗಳಾಗ್ಲಿ ಯಾವಾದೇ ಆಗ್ಲಿ ಮಂದಿ ಆಗ್ಲಿ ಪ್ರತಿ ಒಂದ್ ಎಲ್ಲ ಚೇಂಜ್ ನೋಡ್ರಿ ಮೇಡಮ್ ಈಗ.
1: ನಿಜ ನಿಜ, ಸಾಕಷ್ಟು ಬದಲಾವಣೆ ಕಾಣ್ತಿದೆ.
0: ಅದ್ ಹಿಂಗೆ ಚೇಂಜ್ ಹಾಕೋತೀವ್ರಿ ಮೇಡಮ್. ಆದ್ರೆ ಊಟಕ್ಕೆ ಪಾಳೆ ಹಚ್ಚಿ ಊಟ ಮಾಡುದ್ರಿ, ಅವಾಗ ಏನ್ ಪಾಳೆ ಹಚ್ಚಿದ್ ಬೇಕಾಗಿತ್ತಿಲ್ರಿ ಮೇಡಮ್. ಅವ್ರ ಕುತ್ತು ಊಟ ಬಡಿಸ್ತಿದ್ರಿ ಮೇಡಮ್. ಅವ್ರು
1: ನಿಜ ನಮ್ಮ ಅಕ್ಕ ಪಕ್ಕದವ್ರೆ ಬಡಿಸ್ಬಿಟ್ಟಿರೋರು.
0: ಬಡಿಸ್ಬಿಡ್ತೀರ ಅಲ್ಲಿ 4 ಮಂದಿ ನಿಂತಪ್ಪ ಅಂದ್ ಪಟ್ ಪಟ್ ಕುಂಡ್ರಿ ಕುಂಡ್ರಿ ಕುಂಡ್ರಿ ಅನ್ನೋದು ಬಡ ಬಡ ಊಟಕ್ಕ ಅಕ್ಕಿ ಕಾಳು ಬಿದ್ದವ್ ನೋಡಿದಾಗ ಅಲ್ಲಿ ಕುಂಡ್ರಿ ಶಿಶಿ ಅಂದ್ರೆ 4-5-6 ಮಂದಿ ಎಲ್ಲಾರು ಗೋಳೆ ಆಗ್ಬಿಡ್ತಿದ್ರಿ ಮೇಡಮ್ ಪಟ್ ಪಟ್ ಪಟ್ರಿ.
1: ಹೌದು ಸರ್, ಹೌದು.
0: ಎಲ್ಲಾ ಲಗ್ನದಾಗ ಗೋಳೆ ಆಗಿ ಎಲ್ಲಾರಿಗೂ ಊಟ ಮಾಡಿ, ನಿಮ್ದು ಊಟ ಐತೆ, ನಿಮ್ದು ಊಟ ಐತೆ, ನಿಮ್ದೈತೆ, ಎಲ್ಲಾರು ಕೇಳಿ ಎಲ್ಲಾರು ಹೋಗ ಮುಂದ ಬರ ಮುಂದ ಪ್ರೀತಿಯನ್ನು ಮಾತಾಡಿ ಹಿಂಗ್ ಮಾಡ್ತಿದ್ರಿ. ಈಗ ಏನು ಊಟ ಮಾಡಿರಿ ಇಲ್ಲೋ, ನೀವು ಬಂದಿರೋ ಇಲ್ಲೋ, ಬಂದ್ರು ಬತ್ತು ಬರ್ಲಿಕ್ ಬತ್ತು, ಈ ವಾತಾವರಣ ಅದ್ರಿ ಮೇಡಮ್ ಈಗ.
1: ಹೌದು ಸರ್,
0: ಅದಕ್ಕೆ ಬಹಳ ವ್ಯತ್ಯಾಸ ಅದ್ರಿ ಮೇಡಮ್. ಅದ್ರ ಸಲುವಾಗಿದ್ದು ತಂದು ಬಹಳ ಒಳ್ಳೆ ಮಾಡಿದ್ರಿ, ಎಲ್ಲ ನೆನಪುಗಳು ಬರ್ತಾ ನೋಡ್ರಿ ಮೇಡಮ್.
1: ಎಸ್ ಸರ್, ಓಕೆ. ನಿಮ್ಮ ತೋಟದಲ್ಲಿ ಹೊಂಗೆ ಮರಳದ ಕೆಳಗಡೆ ಕೂತ್ಕೊಂಡು ನಿಮ್ಮ ಮದುವೆ
0: ನೋಡ್ರಿ ಮೇಡಮ್, ಆರಾಮ್ ನಳ್ಳಿ ಕೂತ್ ಕಾರ್ಯಕ್ರಮ ಕೆಳಗತ್ತವ್ರಿ, ಹಂಗೆ ಕನೆಕ್ಟ್ ಆಯ್ತು ಮಾತಾಡಿದ್ರೆ ಮೇಡಮ್ ಬಹಳ ಖುಷಿ ಆಯ್ತು ನೋಡ್ರಿ
1: ಸರ್. ಹಾಗೆ ನಿಮ್ಮ ಮದುವೆ ದಿನಗಳನ್ನ ನೆನ್ಪ್ ಮಾಡ್ಕೊಳ್ತಾ ಕೂತ್ಕೊಳ್ಳಿ ಕಾರ್ಯಕ್ರಮ ಕೇಳ್ತಾ. ಎಸ್ ಸರ್, ಮತ್ತೊಂದ್ ಕರೆ ತೆಗೆದುಕೊಳ್ಳೋಣ. ನಮಸ್ತೆ.
2: ನಮಸ್ತೆ ಮೇಡಮ್.
1: ಓ ನಮಸ್ಕಾರ, ಶಿವಶರಣ ಸರ್.
0: ಆರಾಮಿದ್ದೀರಿ ಮೇಡಮ್? ಅರೇ
1: ಸರ್, ನಾ ಆರಾಮಾಗಿದ್ದೀನಿ, ನೀವು ಹೇಗಿದ್ದೀರಿ?
0: ನಾವು ಆರಾಮಿದ್ದೀವಿ ನೋಡ್ರಿ ಮೇಡಮ್.
1: ಹೇಗಿದೆ ವಿಜಯಪುರ?
0: ಸ್ವಲ್ಪ ಬಿಸಿಲು ಕಡಿಮೆ ಆಗಿದೆ ಮೇಡಮ್ ಇವಾಗ.
1: ಹೌದಾ?
0: ಹೌದು ಹೌದು ಮೇಡಮ್, ಯಾಕಂದ್ರೆ ಕೆಲವೊಂದು ನಮ್ಮ ಏರಿಯಾ ಸ್ವಲ್ಪ ಕಡಿಮೆ ಆಗಿದೆ ಮೇಡಮ್, ಯಾಕಂದ್ರೆ 37-36 ಇದೆ ಮೇಡಮ್.
1: ಶಿವಶರಣ ಸರ್, ಆಗಿನ ಮದ್ವೆ ಊಟಕ್ಕೂ ಈಗಿನ ಮದ್ವೆ ಊಟಕ್ಕೂ ಯಾವ ರೀತಿ ಎಲ್ಲ ವ್ಯತ್ಯಾಸಗಳನ್ನ ಕಾಣ್ತಾ ಇದ್ದೀರಿ ನೀವು?
0: ಅವಾಗಿಂದು ಬಹಳ ಒಳ್ಳೇದು ಮೇಡಮ್, ಯಾಕಂದ್ರೆ ಹಿರಿಯರು ಹೇಳಿದವೆಲ್ಲ ಕೇಳ್ತಿದ್ವಿ ನಾವು. ಹಿರಿಯರು ಈಗ ಯಾರು ಕೇಳಲ್ಲ ಮೇಡಮ್, ಏನ್ ಹೇಳ್ತಿ ಅಂತ ಬಿಡ್ತಾರೆ
1: ಅವ್ರಿಗೆ.
0: ಯಾಕೆ ನಿಮ್ಗೆ ಹತ್ತಕ್ಕೆ ನಿಲ್ಸೋಪ್ಪ ಅಂದ್ರೆ ಕೇಳಲ್ಲ ಅವರು.
1: ನಿಮ್ ಮದ್ವೆಗೆ ಏನ್ ಊಟ ಮಾಡಿಸಿದ್ರಿ ನೀವು, ಏನ್ ಅಡ್ಗೆ ಮಾಡಿಸಿದ್ರಿ?
0: ನಮ್ದು ನೋಡ್ರಿ ಮೇಡಮ್, 1986 ಮೇಡಮ್ ನಮ್ದು.
1: ಓಕೆ,
0: 26ಕ್ಕೆ 40 ವರ್ಷ ಆಯ್ತು ಮೇಡಮ್.
1: ಅಬ್ಬಬ್ಬಬ್ಬ, 40 ವರ್ಷ
0: ಈ ಮೇ 26ಕ್ಕೆ ಮೇಡಮ್.
1: ಎಷ್ಟು ಚಂದ ಬಂದಿದೆ ಅಲ್ವಾ ಸರ್?
0: ಹೌದೌದ್ರಿ ಮೇಡಮ್.
1: ನಿಮ್ ಮೇಡಮ್ ಹೆಸರೇನ್ ಸರ್?
0: ಮಹಾದೇವಿ ಅಂತ ಮೇಡಮ್.
1: ಮಹಾದೇವಿ ಅಂತ, ಓಕೆ, ಒಳ್ಳೇದು.
0: ಹಾ ಮೇಡಮ್.
1: ಅಡ್ವಾನ್ಸ್ ಆಗಿ ವಿವಾಹ ವಾರ್ಷಿಕೋತ್ಸವದ ಶುಭಾಶಯಗಳನ್ನ ತಿಳಿಸ್ತೀವಿ ಸರ್.
0: ಯಾವತ್ ಮಾಡೋಣ ಇಲ್ಲ, ದೂರ ಐತ್ರಿ 26 ಅವತ್ ಹೇಳ್ತು ಅಲ್ರಿ ನಿಮ್ಗೆ.
1: ಆದ್ರೆ ಈ ಮಂತ್ ಅಲ್ಲಿ ಅಲ್ವಾ ಸರ್, ನಾನು ಆ ದಿನ ಸಿಗದೇ ಇದ್ರೆ ನಿಮಗೆ ಅಡ್ವಾನ್ಸ್ ಆಗಿ ವಿಶ್ ಮಾಡ್ತೀನಿ, ಒಳ್ಳೇದಾಗ್ಲಿ ಸರ್.
0: ಬರುತ್ತೆ.
1: ಓಕೆ ಸರ್. ಸರ್ ಹೇಳಿ, ಊಟ ಏನ್ ಮಾಡಿಸಿದ್ರಿ ಅಡ್ಗೆ ನಿಮ್ಮ ಮದ್ವೆಲಿ?
0: ನಮ್ದು ಮೇಡಮ್ ಅವಾಗೇನ್ ಮೇಡಮ್, ಗೋಧಿ ಹೊಡೆಸೋದು ಚದಕ ಮಾಡೋದು.
1: ಹೌದು, ಓ ಸರಿ,
0: ಗೋಧಿ ಹೊಡೆ ಚದಕ ಮಾಡಿ ಮೇಡಮ್ ಊಟಕ್ಕೆ ಹಾಕೋದು. ಮತ್ತೆ ಬಿಳಿ ಅನ್ನ ಮಾಡೋದು, ಸಾರ್ ಮಾಡೋದು.
1: ಓಕೆ,
0: ಅವಾಗಿನ ಪದ್ಧತಿ ಮೇಡಮ್, ಯಾರು ಕೆಡಿಸ್ತಾ ಇದ್ರ ಮೇಡಮ್ ಅವಾಗ. ಈಗ ಯಾರು ಕೆಡಿಸ್ತಾರು, ಯಾರು ಬರ್ತಾರು, ಇವ್ರು ಯಾರು, ನಾವು ಯಾರು ಅನ್ನೋದೇ ಗೊತ್ತಿಲ್ಲ ಮೇಡಮ್ ಅಲ್ಲಿ ಮಂಟಪದಾಗ.
1: ಅಲ್ಲ, ಅದು ಒಂದ್ ಕಡೆ ಇರ್ಲಿ, ಬಾಳೆ ಎಲೆ ಮೇಲೆ ಊಟಕ್ಕೆ ಬಡಿಸುವಾಗ ಅದು ಯಾವ ಒಂದು ರೆಸಿಪಿ ಅಂತ ಗೊತ್ತಿರಲ್ಲ ನಮ್ಗೆ, ತುಂಬಾ ಡಿಫ್ರೆಂಟ್ ಡಿಫ್ರೆಂಟ್ ಸ್ವೀಟ್ಸ್.
0: ಹೌದೌದ್ರಿ ಮೇಡಮ್, ಬಾರಿ ಈಗ ಏನು ಹೇಳಕ್ ಬಂದಿದ್ದೀನಿ ಮೇಡಮ್. ಈಗಿಂದ ಏನಂದ್ರೆ 4-5 ತರ ಸ್ವೀಟ್ ಮಾಡಿಸ್ತಾರೆ.
1: ಹೌದು, 4-5 ತರ ಸ್ವೀಟ್ಸ್.
0: ಏನಾದ್ರು ಅದೊಂದು ಅದೊಂದು ಅದೊಂದು ಹಾಕೋದು, ಹೊಟ್ಟೆ ತುಂಬಿದ್ರೆ ಅನ್ನನೇ ಉಳಾಗಿಲ್ಲ ಈಗ.
1: ನಿಜ ನಿಜ ನಿಜ,
0: ಅನ್ನ ಸಾರ ಉಳಿದೇ ಕಡಿಮೆ ಮಾಡಿಬಿಟ್ಟು. ಯಾಕಂದ್ರೆ ಮೇಡಮ್ ಅವತ್ತಿನ ತಿಂಗ ಸಾಕಾಗಿ ಬಿಡುತ್ತೆ.
1: ಹೌದೌದು, ಸ್ವೀಟ್ಸ್
0: ಬ್ಯಾಸಿಗೆ ದಿನ ಇರುತ್ತೆ, ಕಂಡಾಪಿಟ್ಟು ಕಾಲಾಗಿ ಬಿಡುತ್ತೆ. ನೀರು ಕುಡಿದು ಕುಡಿದು ಕುಡಿದು ಕುಡಿದು ಹೊಟ್ಟೆ ಉಬ್ಬಿ ಬಿಡ್ಬಾರ್ದು ಮೇಡಮ್.
1: ಹೌದು,
0: ಅವಾಗ ಮೇಡಮ್ ಅಂದ್ರೆ ಹಾಕಿದ್ದು ಅಂತ ಅಂದ್ರೆ ಮೇಡಮ್ ಅವಾಗ. ಎಂತಾದ್ರು ಬಂದ್ರು ಸಹಿತ ಮನುಷ್ಯ ಬಂದ್ ಕೂತ್ರೆ ತಂಪಾಗ್ತಿತ್ತು ಮೇಡಮ್ ಅವಾಗ.
1: ಹೌದೌದೌದೌದು,
0: ಈ ಪಂದ ನೋಡ್ತಾರ ಮ್ಯಾಗಿನ ಕಾವಾಗತ್ತೆ, ನಾವು ಅವೇ ಕಾವಾಗತ್ತೆ ಗೊತ್ತಾಗ ಅಂತ ಕಾವಾಗುತ್ತೆ.
1: ಈಗ ಎಲ್ಲ ಶಾಮಿಯಾನ ಸರ್, ಚಪ್ರ ಕಡಿಮೆ.
0: ಚಪ್ರನೇ ಇಲ್ಲ ಮೇಡಮ್ ಇವಾಗ,
1: ಎರಡೇ ಕಂಬ ನೆಡ್ತಾರೆ. ಅವಾಗೆಲ್ಲ 10-12 ಕಂಬ ನೆಡ್ತಿದ್ರು, ದೊಡ್ಡ ಚಪ್ರ ಹಾಕ್ತಿದ್ರು.
0: ದೊಡ್ಡ ಚಪ್ರ ಹಾಕಿ ಎಲ್ಲಾರು ತಗ್ರಾಗ ನೆಲಾಗ ಕುಂದ್ರಬೇಕಲ್ರಿ, ನೇರಾಗಿ ಲಗ್ನ ಅವಾಗ.
1: ಇವಾಗೆಲ್ಲ ಸ್ವಲ್ಪ ಫಾಸ್ಟ್ ಶಾಮಿಯಾನ ಬಂದ್ಬಿಟ್ಟಿದಾವೆ.
0: ಅಲ್ಲ ಮೇಡಮ್, ಈಗ ಏನು ದಿನ 12 ತಿಂಗಳು ಮದುವೆ ಇವಾಗ. ಈ ಮದುವೆ ಕಟ್ ಅನ್ನೋದಲ್ಲ, ಶಿವನಗಾಗ ಅವಾಗ ಮದುವೆ ಎಲ್ಲ ಮೇಡಮ್ ಗಂಡ ಅಂತ ಕೂಡ್ಬಾರ್ದಿದ್ರೆ 10 ಸೊಸಿ.
1: ಓಕೆ ಓಕೆ ಓಕೆ,
0: ಈ ಶಿವನಗಾಗ ಮದುವೆ ಮಾಡ್ತಾರ, ಆಷಾಢದಾಗ ಕೂಡ್ಬಾರ್ದಿದ್ರೆ, ಇದು ಆಷಾಢದಾಗ ಮದುವೆ ಮಾಡ್ತಾರ.
1: ಓಕೆ, ಯಾವಾಗ ಯಾವಾಗ ಅವ್ರಿಗೆ ಸಮಯ ಸಿಕ್ಕುತ್ತೆ ಅವ್ರಿಗೆಲ್ಲ ಅವಾಗ ಮಾಡ್ಕೊಳ್ಳೋದಷ್ಟೇ.
0: ಯಾಕಂದ್ರೆ ಮೇಡಮ್ ಈ ಜಾಗತೀಕರಣ ಹೆಚ್ಚಾಯ್ತು, ಜನ ಹೆಚ್ಚಾಯ್ತಲ್ಲ, ಮತ್ತೆ ಅದಕ್ಕೆ ಹೆಚ್ಚಾಕೋತ ಹೋಗಿದ್ ಮೇಡಮ್, ಅದ್ ಯಾವ್ದು ಮೂರ್ತ ಗಿಟ್ಟ ನೋಡಂಗಿಲ್ಲ, ಈಗ ಸುಮ್ ಕಟ್ಟಿಬಿಡುತ್ತಾಳಿ.
1: ನಿಜ ನಿಜ,
0: ಹಿಂಗ್ ಆಗ್ಬಿಡುದ ಮೇಡಮ್ ಇವಾಗ.
1: ಓಕೆ ಸರ್, ಓಕೆ.
0: ನಮ್ಮ ಮದುವೆ 2 ರೂಪಾಯಿ ಆಗಿರಿ ಮೇಡಮ್.
1: 2 ರೂಪಾಯಿನಾ?
0: 2 ರೂಪಾಯಿ, 1 ರೂಪಾಯಿ, 50 ಪೈಸೆ ಹಾಕಿದ್ದು ವ್ಯತ್ಯಾಸ ಐತೆ ಮೇಡಮ್.
1: ಅವಾಗ ಸ್ಟೀಲ್ ಪಾತ್ರಗಳು ಜಾಸ್ತಿ, ಬೇಷನ್ನು, ತಟ್ಟೆ, ಲೋಟ ಕೊಡೋರು ಉಡುಗೊರೆ.
0: ಹೌದೌದ್ರಿ ಮೇಡಮ್, ಹೌದ್ರಿ,
1: ಉಡುಗೊರೆಯಾಗಿ ಚಂದ ಇರೋದು. ಓಕೆ ಸರ್, ಥ್ಯಾಂಕ್ ಯು ನಿಮ್ಮ ಒಂದು.
0: ನಮ್ಮ ಮದುವೆ ಒಳಗ ಅದ್ರಿ 1,000 ರೂಪಾಯಿ ಇತ್ತು ನೋಡ್ರಿ ಬಂಗಾರ ಅವಾಗ.
1: ಹೌದಾ?
0: 1,000 ಕೊಡ್ತಿದ್ರು ಅರ್ಧದಲ್ಲಿ.
1: ಓಕೆ ಓಕೆ ಓಕೆ, ಸೂಪರ್ ಸರ್, ವೆರಿ
0: ನೈಸ್ ಮೇಡಮ್.
1: ಎಸ್ ಸರ್, ಥ್ಯಾಂಕ್ ಯು.
0: ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಮೇಡಮ್.
1: ಎಸ್ ಸರ್, ಮತ್ತೊಂದು ಕರೆ ತೆಗೆದುಕೊಳ್ಳೋಣ. ನಮಸ್ತೆ
2: ಮೇಡಮ್. ನಮಸ್ತೆ,
1: ನಮಸ್ಕಾರ. ಸೋಮಶೇಖರ್ ಸರ್, ಹೇಗಿದ್ದೀರಿ?
2: ಆರಾಮಿದ್ದೀನಿ ಮೇಡಮ್. ಇವತ್ತಿಂದ
1: ಸರ್ ಕೆಲಸ ಎಲ್ಲ ಹೇಗೆ ನಡೀತಾ ಇದೆ?
2: ಆಗ್ತದೆ ಮೇಡಮ್. ಈಗ ಅದೇ ಈಗ ಅದೇ ನೀವ್ ಏನ ವಿಷಯ, ಏನ್ ಮದ್ವೆ ಅದ ವಿಷಯ ಮೇಡಮ್ ಇವತ್ತು?
1: ಮದ್ವೆ ಅಲ್ಲ ಸರ್, ಮದ್ವೆಯಲ್ಲಿ ಆಗಿನ ಮದ್ವೆ ಊಟಕ್ಕೂ ಈಗಿನ ಮದ್ವೆ ಊಟಕ್ಕೆ ಯಾವ ರೀತಿ ಎಲ್ಲ ವ್ಯತ್ಯಾಸಗಳನ್ನ ಕಾಣ್ತಾ ಇದ್ದೀರಾ ಅಂತ.
2: ಹೌದಲ್ವಾ? ಅದೇ ಈ ಒಂದು ವಾರ ನಮ್ಮ ಅಕ್ಕನ ಮಗನ ಮದ್ವೆ ಇದೆ ಆಗೋಗ್ಬಿಡ್ತು ಮೇಡಮ್. ಕಳೆದ ಭಾನುವಾರದಿಂದ ಈ ನಿನ್ನೆ ಭಾನುವಾರದವರೆಗೂ ಒಂದಲ್ಲ ಒಂದ್ ಕಾರ್ಯಕ್ರಮಗಳು ಆಗ್ತಾ ಇತ್ತು.
1: ಹೌದು, ಇವಾಗೆಲ್ಲ ಗೃಹ ಪ್ರವೇಶ ಮದ್ವೆ ಸೀಸನ್ ಅಲ್ವಾ ಸರ್?
2: ನಿಜ ಮೇಡಮ್, ಹೌದು. ನಮ್ಗೆ ಆಶ್ಚರ್ಯ ಆಗುತ್ತೆ ಮೇಡಮ್ ನೋಡಿ, ಈಗ ಏನ್ ಮದುವೆಗಳು ಕಡಿಮೆ ಅಂತ ಎಲ್ಲ ಮಾತಾಡ್ತಾರೆ, ಬಟ್ ಅರ್ಷಿಗರಲ್ಲಿ ಎಷ್ಟು ಛತ್ರಗಳಿದೆ, ಒಂದು ಖಾಲಿ ಇಲ್ಲ ಮೇಡಮ್.
1: ಸೇಮ್ ಶಿವಮೊಗ್ಗದಲ್ಲೂ ಅಷ್ಟೇ ಸರ್, ಒಂದು ಛತ್ರ ಖಾಲಿ ಇಲ್ಲ, ಎಲ್ಲ ಮದುವೆಗಳು.
2: ನೀವು ಸಣ್ಣ ಪುಟ್ಟದ್ದೆಲ್ಲ ಕೆಲವು ಸಣ್ಣ ರಿಸೆಪ್ಷನ್ ಗೆ ಇಲ್ಲ ದೊಡ್ಡದೆಲ್ಲ ಮದುವೆ ಎರಡು ದಿವಸಕ್ಕೂ ಅಂತ ಎಲ್ಲ ಬುಕ್ ಆಗ್ಬಿಟ್ಟಿರ್ತಾವೆ. ಆಶ್ಚರ್ಯ ಆಗುತ್ತೆ, ಇಲ್ಲ ಎಣ್ಣೆಗಳು ಸಿಗ್ತಾ ಇಲ್ಲ ಅಂತ ಒಂದ್ ಕಡೆ ಮಾತಾಡ್ತಾರೆ, ಮಾಮೂಲಿ ಮದುವೆಗಳು ನಡೀತಾ ಇದಾವಲ್ಲ ಅಂತ ಅನ್ಸುತ್ತೆ. ಏನೇ ಇರ್ಲಿ ಮೇಡಮ್, ನಿಜ ವ್ಯತ್ಯಾಸಗಳಾಗಿದೆ. ಅವಾಗಿನ ಅಡುಗೆಗೂ ಈಗಿನ ಅಡುಗೆಗೂ ತುಂಬಾ ವ್ಯತ್ಯಾಸ ಇದೆ ಮೇಡಮ್. ಐಟಮ್ಗಳು ತುಂಬಾ ಜಾಸ್ತಿ ಆಗ್ತಾ ಇದೆ ಈಗಂತೂ.
1: ಹೌದು,
2: ಹಿಂದೆ ಎಲ್ಲ ಈ ವೇ ಬ್ಯಾಕ್ 30 ಇಯರ್ಸ್ ಅಂದ್ರೆ 30-40 ವರ್ಷದ ಹಿಂದೆ 50 ವರ್ಷ ಹಿಂದಕ್ಕೆ ಹೋದ್ರಂತೂ ತುಂಬಾ ಚೆನ್ನಾಗಿ ಊಟ ಆಗ್ಲಿ, ಹೊಟ್ಟೆ ತುಂಬಾ ಊಟ ಅವಾಗ್ಲು ಇತ್ತು ಮೇಡಮ್. ಅವಾಗ ಏನು ನೀವು ಬೂಂದಿ ಏನಾದ್ರು ಮಾಡ್ತಾ ಇದಾರೆ ಅಂದ್ರೆ ಅವ್ರೇನು ಶ್ರೀಮಂತರೇನಪ್ಪ ಅನ್ನೋ ಒಂದು ಭಾವನೆ ಬರುತ್ತೆ ಮೇಡಮ್. ಅವಾಗ ಈಗ ನೀವು ಈಗ ನಂದು 94 ಅಲ್ಲಿ ಮದುವೆ ಆಯ್ತು ಅಂದ್ಕೇಳಿ ಮೇಡಮ್, ಅವಾಗ ಊರೂಟ ಅಂತ ಇಲ್ಲೆಲ್ಲ, ಒಬ್ರಿಗೂ ಬಿಡಂಗಿಲ್ಲ. ನಮ್ ಊರಲ್ಲಿ ಎಷ್ಟು ಮನೆ ಇದೆ ಎಲ್ಲರಿಗೂ ಹೇಳದೆ ಮೇಡಮ್.
1: ಹೌದು ಸರ್, ಹೌದು.
2: ಅದ್ ಕೇಳೋರು ಕೆಲವರು ಊರೂಟ ಅಂತ ಕೇಳೋರು,
1: ಮತ್ತೆ ಅವರೇ ಬಂದ್ ಕೆಲಸ ಮಾಡೋರು ಕೂಡ ಒಟ್ಟೊಟ್ಟಿಗೆ
2: ಕೆಲಸ ನಿಜ ಮಾಡೋರು. ಅವಾಗೆಲ್ಲ ಇಷ್ಟೊಂದು ಈ ಟೇಬಲ್ ಎಲ್ಲ ಸಿಸ್ಟಮ್ ಇರ್ಲಿಲ್ಲ ಮೇಡಮ್. ಇತ್ತು
1: ಕಡಿಮೆ
2: 94 ಬಂದಿತ್ತು. ನಾವು 88 ಅಲ್ಲಿ ನಮ್ ಸಿಸ್ಟರ್ ಮದುವೆ ಮಾಡಿದಾಗ ಈ ಟೇಬಲ್ ಅವೆಲ್ಲ ಇರ್ಲೇ ಇಲ್ಲ ಹಳ್ಳಿಗಳಲ್ಲಿ. ನಮ್ಮ ಇದ್ರಲ್ಲೆಲ್ಲ ಮದುವೆ ಬಂದಿತ್ತು. ಆಮೇಲೆ ಅವಾಗ ಜಾಸ್ತಿ ಮೇಡಮ್ ಬೂಂದಿ, ಅದ್ರ ಜೊತೆಗೆ ಮೈಸೂರು ಬುಕ್ ಮಾಡಿದಾರೆ ಅಂದ್ರೆ ಬಹಳ ಖುಷಿ ಜನಗಳಿಗೆ.
1: ಶ್ರೀಮಂತರು
2: ಎರಡು ಸ್ವೀಟ್ ಅಂತ ಅಂತ ಮಾತಾಡೋರು ಅವಾಗ ಮೇಡಮ್.
1: ಹೌದೌದು, ಆಗಿನ ಒಂದು ರೆಸಿಪಿಗಳು ನಮಗೆ ಕ್ಲಾರಿಟಿ ಗೊತ್ತಾಗ್ಬಿಡೋದು ಈ ತರ ಮಾಡಿಸ್ತಾರೆ ಅಂತ. ಆದ್ರೆ ಈಗಿನ ರೆಸಿಪಿಗಳು ಕ್ಲಾರಿಟಿ ಗೊತ್ತಾಗಲ್ಲ ಸರ್, ಡಿಫ್ರೆಂಟ್ ಡಿಫ್ರೆಂಟ್ ಆಗಿ ಮಾಡಿಸ್ತಾರೆ.
2: ತುಂಬಾ ಡಿಫ್ರೆಂಟ್ ಇದೆ ಮೇಡಮ್. ಈಗ ಈಗ ನೋಡಿ, ಈಗ ಐಟಮ್ ಇದೆ, ಉಪ್ಪು ಉಪ್ಪಿನಕಾಯಿ, ಒಂದು ಕೋಸಂಬರಿ, ಮತ್ತೆ ಕಾಂಗ್ರೆಸ್ ಕೋಸಂಬರಿ, ಮತ್ತೆ ಪಲ್ಯ, ಆಮೇಲೆ ಮಸಾಲೆ ದೋಸೆ, ಮತ್ತೆ ವೆಜಿಟೇಬಲ್ ಪಲಾವ್, ಅದಕ್ಕೆ ಮೊಸರು ಬಜ್ಜಿ, ಅನ್ನ ಸಾಂಬಾರು, ಮತ್ತೆ ತಿಳಿ ಸಾರು, ಅನ್ನ ಮೊಸರು, ಅನ್ನ ಮಜ್ಜಿಗೆ ಮೇಡಮ್.
1: ಹೌದು,
2: 10-12 ಐಟಮ್ ಆಗೋಗ್ಬಿಡ್ತು.
1: ಅದ್ರ ಜೊತೆಗೆ ಐಸ್ ಕ್ರೀಮು,
2: ಐಸ್ ಕ್ರೀಮು ಮತ್ತೆ ಬೀಡ. ಹೆಂಗಾಗಿದೆ ಅಂದ್ರೆ ಇವತ್ತು ಮೇಡಮ್, ಅವತ್ತು ನೀವು ಒಂದ ಇವತ್ತು ನಾವು ಬೀಡ ತರ್ತೀವಲ್ಲ, ಈ ಬೀಡ ಒಂದು ನನ್ನ ಕೇಳಿದೆ ನಮ್ಮ ಸಿಸ್ಟರ್ಗೆ ಎಷ್ಟು ಒಂದು 7 ರೂಪಾಯಿ ಅಂತ ಅಂದ್ರು ಮೇಡಮ್. 1,000 ಅಂತ ಅಂದ್ರೆ 7,000 ರೂಪಾಯಿ. ಆ 7,000 ರೂಪಾಯಿನಲ್ಲಿ ಮೇಡಮ್ ಮದುವೆ ಅರ್ಧ ಭಾಗ ಆಗೋರದ್ದು, ಇದನ್ನ ಕಾಲಕ್ಕೆ ಹೋಲಿಸಿದ್ರೆ.
1: ಹೌದೌದೌದು,
2: ಹಾಗಾಗಿ ತುಂಬಾ ಅಂದ್ರೆ ದುಬಾರಿ ಆಗಿದೆ ಈಗಂತೂ.
1: ಅವಾಗಿನ ತಾಂಬೂಲ ಬದಲಾಗಿ ಈಗ ಐಸ್ ಕ್ರೀಮ್ ಬಂದ್ ಕೂತಿದೆ.
2: ಮೇಡಮ್
1: ಉಪ್ಪಿನಕಾಯಿ ಬದಲಾಗಿ ಗೋಬಿ ಬಂದಿದೆ.
2: ಹೌದೌದು. ಆಮೇಲೆ ಮೇಡಮ್ ನಮ್ಮ ಇದರಲ್ಲಿ ನಮ್ಮ ಊರಲ್ಲಿ ಆ ಮೆರವಣಿಗೆ ಪದ್ಧತಿಯನ್ನ ನಿಲ್ಸ್ಲಿಕ್ಕೆ ಎಷ್ಟು ವಾರ ಆಗ್ತಾನೆ ನಾನು ಮೇಡಮ್.
1: ಓ ಹೌದು ಕಲ್ವಾ ಸರ್, ಮತ್ತೆ ಬೆಳಗ್ಗೆ ಆದ್ರೆ ಸಂಜೆ ಮೆರವಣಿಗೆ ಊರ್ ತುಂಬಾ.
2: ಈಗ ಎಲ್ಲೋ ಇದಾಗಿರುತ್ತೆ ಒಂದು. ನಾವು ಅರ್ಸಿಕೇರ್ ಮೇಡಮ್, ಅರ್ಸಿಕೇರ್ ಅವಾಗ ಇದ್ದಿದ್ದು ಎರಡೇ ಕಟ್ರ, ನಾವು ವಾಸವಿ ಧರ್ಮಶಾಲೆ ಅಂತ ಒಂದಿತ್ತು, ಜಯದೇವ ಅಂತ ಇತ್ತು. ಈಗ ಊರು ಅರ್ಸಿಕೇರ್ ಸಿಟಿ ತುಂಬಾ ಆಗ್ಬಿಟ್ಟಿದ್ದಾವೆ. ಆಮೇಲೆ ಅಲ್ಲಿ ಮದುವೆ ಆಯ್ತು, ಇಲ್ಲಿ ಊರಿಗೆ ಬಂದ ರಿಸೆಪ್ಷನ್ ಮೆರವಣಿಗೆ ಹಾಕು. ನಾನು ಅಲ್ಲಿ ಮೆರವಣಿಗೆ ತಪ್ಪಿಸಿದ್ದೆ ನಾನು, ಇಲ್ಲ ಇಲ್ಲ ಯಾವ ಕಾರಣಕ್ಕೂ ಮೆರವಣಿಗೆ ಹಾಕೊಡ್ರು ಬೇರೆ ಬೇಡ ಅಂತ ಅಂದು ಸುಮ್ನೆ ದೇವಸ್ಥಾನ ಕೈ ಮುಗಿದು ನಡ್ಕೊಂಡು ಹೋಗ್ಬಿಡ್ತೇವೆ ಅಂತ ಹೇಳಿ ಬಂದಿದ್ದು. ಅಲ್ಲಿಂದಲೇ ಏನ್ ಟ್ರ್ಯಾಕ್ಟಿ ಮೇಲೆ ಮೇಡಮ್ ಡೋಲು ಎಲ್ಲ ಬಡ್ಕೊಂಡು ರಾತ್ರಿ 6:30 ಶುರು ಆದ್ರೂ 9 ಗಂಟೆಗೆ ಮನೆ ಹತ್ರ ಹೋಗ್ತಿದ್ದು.
1: ನಿಜ ನಿಜ ನಿಜ ನಿಜ,
2: ಹಂಗಿತ್ತು ಊರ್ ಸುತ್ತ ಮೆರವಣಿಗೆ. ಆ ಮೆರವಣಿಗೆಗೆ ನಿಲ್ಲಕ್ಕೆ ಪರಿಪಾಠ ಹಾಕಿದ್ದೆ ನಾನು.
1: ಜನ ಎಲ್ಲ ಬಂದ್ ನೋಡೋರು, ಹುಡುಗ ಹೆಂಗಿದಾರೆ ಹುಡುಗಿ ಹೆಂಗಿದಾರೆ ಅಂತ.
2: ಹೌದೌದು, ಬಹಳ ಚೆನ್ನಾಗಿರೋದ್ ನೋಡ್ಲಿಕ್ಕೆ. ಅಲ್ಲಿಂದಲೇ ಜನಗಳು ಕಡಿಮೆ ಆಯ್ತು.
1: ಮೇಡಮ್ ಹೆಸರೇನ್ ಸರ್, ನಿಮ್ ಮದ್ವೆಗೆ ಏನ್ ಸ್ಪೆಷಲ್ ಅಡುಗೆ ಮಾಡಿಸಿದ್ರಿ?
2: ಮೇಡಮ್ ಮನೆಯವರ ಹೆಸರು ಶೈಲಜ ಅಂತ.
1: ಶೈಲಜ, ಓಕೆ.
2: ಆಮೇಲೆ ನಾವು ಅಡುಗೆ ಮೇಡಮ್ ಅದೇ ಬೂಂದಿ ಮತ್ತೆ ಮೈಸೂರ್ ಪಾಕು ಮಾಡಿಸಿದ್ರು.
1: ಸೂಪರ್,
2: ನಮ್ ತಂದೆ ಅವರು. ಅವಾಗ ಊರ್ ಊಟ ಆಶ್ಚರ್ಯ ಮೇಡಮ್, ಏನು ಊಟ ಮಾಡಿ ಮತ್ತೆ ಎಲ್ಲ ಉಳಿದಿದ್ನೆಲ್ಲ ಅಕ್ಕಪಕ್ಕ ಅವ್ರಿಗೆ ಕೊಟ್ಟಿದ್ದೆ ಆಯ್ತು. ಆ ತರ ಅವಾಗ ಸಂಭ್ರಮ. ಏನು ಈಗೆಲ್ಲ ಈಗ ಅನೇಕರು ಸಂದರ್ಭ ನೋಡಿದ್ರೆ ಶಾರ್ಟೇಜ್ ಅನ್ನೋದೇ ಮಾತು ಕೇಳಿ ಬರ್ತಾರೆ. ಕೊನೆ ಕೊನೆಗೆ ಐಟಮ್ಗಳು ಇಲ್ಲಪ್ಪ ಅನ್ನೋದೇ ಜಾಸ್ತಿ ಈಗ. ಆಗಿನ ಕಾಲದಾಗೆ ಚೆನ್ನಾಗಿ ಎಳೆದು ಬಿಟ್ಟರು, ಮಾಡಿ ಎಳೆದು ಬಿಟ್ಟರು. ಅವಾಗ ಈಗ ನೋಡ್ರಿ ಬೂಂದಿಗಳೆಲ್ಲ ತುಂಬಿಡಕ್ಕೆಲ್ಲ ಬಾಕ್ಸ್ಗಳು ಬಂದಿದಾಗ ಅವಾಗ ತಗಡಿನ ಮೇಲೆ ಹಾಕರು ಮೇಡಮ್. ಜಿಂಕ್ಸೀಟ್ ಏನಿದೆ ಅದನ್ನ ಕ್ಲೀನ್ ಆಗಿ ತೊಳೆದು ಇಟ್ಕೊಂಡು ಅದ್ರ ಮೇಲೆ ಹಾಕ್ಬಿಡೋರು ಅನ್ನ ಮತ್ತೆ ಬೂಂದಿ ಅದನ್ನೆಲ್ಲ. ಅದನ್ನೆಲ್ಲ ತುಂಬ ಏನ್ ರಾಗಿ ನಾವು ಮರದಲ್ಲಿ ತುಂಬಾ ಹಾಕ್ತೀವಿ ಹಂಗ್ ತುಂಬಾ ಹಾಕರು ಮೇಡಮ್. ಆ ಕಾಲ ಹಂಗಿತ್ತು.
1: ನಿಜ,
2: ಈಗಲೇನ್ ಕಡಿಮೆ ಇಲ್ಲ ಮೇಡಮ್, ಇವತ್ತು ಕೂಡ ತುಂಬಾ ಅಂದ್ರೆ ಕಾಸ್ಟ್ಲಿ ಐಟಮ್ಸ್ ಬಂದಿದೆ ಈಗ ನೋಡಿ. ನಿನ್ನೆ ನಾವು ಒಂದು ನಮ್ಮ ಮದುವೆಯಲ್ಲಿ ಇದ್ ಮಾಡಿಸಿದ್ವಿ ಏನೋ ಚಂಪಾಕಲ್ಲಿ, ಅದು ಮೇಡಮ್ ನಾವು ಸ್ವೀಟ್ ಸ್ಟಾಲ್ ಕೇಳಿದ್ರೆ 18 ರೂಪಾಯಿ ಒಂದ್ ಪೀಸ್ ಆಗುತ್ತೆ ನೋಡಿ. ಅದ್ 1000 ಅಂದ್ರೆ ಅದೇ 18,000 ಆಗೋಗ್ಬಿಡುತ್ತೆ. ದುಬಾರಿ ಯುಗ ಮೇಡಮ್ ಈಗಂತೂ. ಅದು ಏನು ಅದು ಯಾವ್ದಕ್ಕೂ ಲೆಕ್ಕ ಆಗ್ತಲ್ಲ, ಇರಬೇಕು ಮಾಡ್ಬೇಕು ಅನ್ನೋ ಒಂದು ಪ್ರತಿಭೆ ಬಂದೋಗ್ಬಿಟ್ಟಿದೆ. ಒಂದೇನು ಅಂದ್ರೆ ನಾನು ಅಷ್ಟೇ ನಿನ್ನೆ ಎಲ್ಲ ನೋಡಿದ್ವಿ ಮೇಡಮ್, ಜನಗಳಿಗೆ ಇನ್ನೂ ಅರಿವು ಬರಬೇಕು ಮೇಡಮ್, ಅರಿವು ಬರಬೇಕು. ಯಾಕಂದ್ರೆ ಯಾವತ್ತೂ ಕೂಡ ನಾವು ಎಲೆ ಮೇಲೆ ಊಟ ಬಿಡಬಾರದು ಅನ್ನೋ ಒಂದು ಮನಸ್ಥಿತಿ ಅವ್ರಿಗೆ ಬಂದಾಗ್ಲೇ ಅದು ತುಂಬಾ ಒಳ್ಳೆ ಕಾಲ ಅಂತ ಅನ್ಸುತ್ತೆ ಮೇಡಮ್ ನನ್ಗೇನು. ಪ್ರತಿಯೊಬ್ಬರು ಕೂಡ ಅದನ್ನ ಅರ್ಥ ಮಾಡ್ಕೊಳ್ಬೇಕು, ನಮ್ಗೆ ಎಷ್ಟು ಬೇಕು ಅಷ್ಟನ್ನ ನಾವು ಬಡಿಸ್ಕೊಳ್ಳೋಣ, ಅಷ್ಟನ್ನ ನಾವು ಮುಗಿಸ್ಕೊಡೋಣ ಅನ್ನೋ ಒಂದು ಅರಿವು ಬರ್ಬೇಕು ಮೇಡಮ್. ಯಾವತ್ತು ಅನ್ನ ವೇಸ್ಟ್ ಮಾಡಬಾರ್ದು. ಅದು ನಿಮ್ಮಂತ ಏನು ಇದು ಈ ಮಾಧ್ಯಮಗಳಿದೆ ಅದ್ರ ಮೂಲಕ ಒಂದ್ ಸ್ವಲ್ಪ ಸಂದೇಶ ಹೋಗ್ಬೇಕು ಮೇಡಮ್.
1: ಓಕೆ ಸರ್, ಓಕೆ, ಥ್ಯಾಂಕ್ ಯು ಸರ್, ನಿಮ್ಮ ಒಟ್ಟಿಗೆ ಮಾತಾಡಿ ಖುಷಿ ಆಯ್ತು.
2: ಧನ್ಯವಾದಗಳು ಮೇಡಮ್.
1: ಓಕೆ, ಸ್ನೇಹಿತರ ಕಾರ್ಯಕ್ರಮವನ್ನು ಮುಂದುವರಿಸ್ತೇನೆ ಪುಟ್ಟ ವಿರಾಮದ ನಂತರ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ವಸತಿಯ ಮೊದಲ ಹಂತದಲ್ಲಿ ಮನೆಪಟ್ಟಿ ಮತ್ತು ಮನೆಗಣತಿಯನ್ನು ನಡೆಸಲಾಗುವುದು. ಇದು ನಿಮ್ಮ ವಾಸಸ್ಥಳ ಮತ್ತು ವಸತಿಯ ಬಗ್ಗೆ ವಿವರಗಳನ್ನು ದಾಖಲಿಸುತ್ತದೆ. ನಮ್ಮ ಭಾಗವಹಿಸುವಿಕೆಯ ಮೂಲಕ ಈ ಪ್ರಯತ್ನವನ್ನು ಯಶಸ್ವಿಗೊಳಿಸೋಣ. ಪ್ರತಿಯೊಬ್ಬ ವ್ಯಕ್ತಿಯು ಸೇರಲಿ, ಪ್ರತಿ ಕುಟುಂಬವು ಭಾಗವಹಿಸಲಿ ಮತ್ತು ರಾಷ್ಟ್ರವು ಮುಂದುವರಿಯಲಿ. ಜನಗಣತಿ 2027, ನಮ್ಮ ಜನಗಣತಿ ನಮ್ಮ ವಿಕಾಸ.
1: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
2: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
1: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
3: ಅಬ್ಬಾ, ಏನ್ ಬಿಸ್ಲು! ಹೊರಗಡೆ ಹೋದ್ರೆ ಬೆವತ್ ಹೋಗ್ತಿವಿ, ಕಾರ್ ತೆಗೆದ್ರೆ ಪೆಟ್ರೋಲ್ ಖರ್ಚಿಗೆ ಹೆದ್ರಿ ಸತ್ತೇ ಹೋಗ್ತಿವಿ.
4: ಕಿರಣ್, ಯೋಚನೆ ಬಿಡು, ಈ ಬೇಸಿಗೆಗೆ ಶಕ್ತಿ ಟೊಯೋಟಾದಲ್ಲಿದೆ ತಂಪು ಸೊಲ್ಯೂಷನ್, ಸ್ವಿಚ್ ಟು ಟೊಯೋಟಾ ಹೈಬ್ರಿಡ್. ಬಿಸಿಲಲ್ಲೂ ಕೂಲ್ ಆಗಿರು.
3: ಹೈಬ್ರಿಡ್ ಅಂದ್ರೆ ಮತ್ತೆ ಅದೇ ಮೈಲೇಜ್ ಮ್ಯಾಜಿಕ್ ಅಲ್ವಾ?
4: ಹೌದು ಮಗ, ಟೊಯೋಟಾ ಹೈರೈಡರ್ ನೋಡು, 27.97 ಕಿಲೋಮೀಟರ್ ಪರ್ ಲೀಟರ್ ಮೈಲೇಜ್, 100,000 ಪೆಟ್ರೋಲ್ ಉಳಿತಾಯ, ಎಸಿ ಫುಲ್ ಹಾಕಿದ್ರು ಜೇಬಿಗೆ ತಂಪು.
3: ವಾವ್!
4: ಅಷ್ಟೇ ಅಲ್ಲ, ಟೊಯೋಟಾ ಹೈರೈಡರ್ ಮೇಲೆ ಶಕ್ತಿ ಟೊಯೋಟಾದಲ್ಲಿ ಎಕ್ಸ್ಕ್ಲೂಸಿವ್ ಆಫರ್ಸ್ ಕೂಡ ಇದೆ. ಎಕ್ಸ್ಚೇಂಜ್ ಬೆನಿಫಿಟ್ 50,000 ವರೆಗೆ ಸಿಗುತ್ತೆ, ಮತ್ತೆ ಒಟ್ಟು 145,000 ವರೆಗೂ ಲಾಭ ಇದೆ. ಹೈರೈಡರ್ ಬೆಲೆ ಕೇವಲ 10.99 ಲಕ್ಷದಿಂದ ಶುರು.
5: ಶಕ್ತಿ ಟೊಯೋಟಾ ಸಮರ್ ಬುಕಿಂಗ್ ಆಫರ್ಸ್, ಸ್ಪೆಷಲ್ ಸಮ್ಮರ್ ಡಿಸ್ಕೌಂಟ್ಸ್ ಆನ್ ಸೆಲೆಕ್ಟ್ ಮಾಡೆಲ್ಸ್, ಅಟ್ರಾಕ್ಟಿವ್ ಫೈನಾನ್ಸ್ ಅಂಡ್ ಎಕ್ಸ್ಚೇಂಜ್ ಆಫರ್ಸ್. ಈಗಲೇ ಬುಕ್ ಮಾಡಿ ಶೀಘ್ರವಾಗಿ ಡೆಲಿವರಿ ಪಡೆಯಿರಿ.
3: ಉಳಿತಾಯ ಕೂಡ, ಕೂಲ್ ಸ್ಟೈಲ್ ಕೂಡ. ನಾನು ಈಗಲೇ ಶಕ್ತಿ ಟೊಯೋಟಾಗೆ ಹೊರಟೆ.
5: ಶಕ್ತಿ ಟೊಯೋಟಾ, ಬೈಪಾಸ್ ರಸ್ತೆ, ವಿದ್ಯಾನಗರ, ಶಿವಮೊಗ್ಗ. ಕಾಲ್ 0804184730. ಶಕ್ತಿ ಟೊಯೋಟಾ, ಈಗಿನ ಚಾಯ್ಸ್, ನಾಳೆಯ ಸೇವಿಂಗ್.
6: ಮತ್ತೊಮ್ಮೆ ಕಾಫಿ ವಿತ್ ಆರ್ಜೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಆರ್ಜೆ ಮಹಾಲಕ್ಷ್ಮಿ. ಸ್ನೇಹಿತರೆ, ಈ ದಿನ ಕಾಫಿ ವಿತ್ ಆರ್ಜೆ ಕಾರ್ಯಕ್ರಮದಲ್ಲಿ ಆಗಿನ ಮದುವೆ ಊಟಕ್ಕೂ ಈಗಿನ ಮದುವೆ ಊಟಕ್ಕೂ ಯಾವ ರೀತಿಯೆಲ್ಲ ವ್ಯತ್ಯಾಸಗಳನ್ನ ಕಾಣ್ತಾ ಇದ್ದೀರಾ ಅನ್ನೋದ್ರ ಬಗ್ಗೆ ನಾನು ಈ ದಿನ ಮಾತಾಡ್ತಾ ಇದ್ದೆ. ನನ್ನೆಲ್ಲ ಪ್ರೀತಿಯ ಕೇಳುಗರು ಒಬ್ಬೊಬ್ಬರು ಕೂಡ ಒಂದೊಂದು ರೀತಿಯಲ್ಲಿ ಅವರವರ ಅಭಿಪ್ರಾಯಗಳನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಸೊ ನೀವು ಕೂಡ ಕರೆ ಮಾಡಿ ಈ ವಿಷಯದ ಬಗ್ಗೆ ಮಾತಾಡ್ಬೋದು. 9686096279 ಈ ಸಂಖ್ಯೆಗೆ ಕರೆ ಮಾಡಿ ಈ ವಿಷಯದ ಬಗ್ಗೆ ಮಾತಾಡಿ ಅಂತ ಹೇಳ್ತಾ ಮತ್ತೊಂದು ಕರೆ ಸಿದ್ಧವಾಗಿದೆ, ಮಾತಾಡೋಣ. ನಮಸ್ತೆ.
7: ಹಲೋ, ನಮಸ್ತೆ ಮೇಡಮ್.
6: ನಮಸ್ಕಾರ ನಾಗೇಂದ್ರ ಸರ್.
7: ಹೌದು ಮೇಡಮ್,
6: ಹೇಗಿದ್ದೀರಿ?
7: ಚಳ್ಳಿಕೆರೆ ತಾಲೂಕು ದೊಡ್ಡಬಳ್ಳಾರದಿಂದ ನಾಗೇಂದ್ರ ಮೇಡಮ್.
6: ಓಕೆ, ಚಳ್ಳಿಕೆರೆ.
7: ಹೌದು ಮೇಡಮ್.
6: ಸರ್, ಹೇಗ್ ನಡೀತಾ ಇದೆ ಕೆಲಸ ಎಲ್ಲ?
7: ಕೆಲಸ ಮೇಡಮ್, ಎಲ್ಲ ಟೊಮಾಟೋ ಎಲ್ಲ ನಾಟಿ ಮಾಡಿದೀವಿ. ನೀರ್ ಕಡಿಮೆ ಆಯ್ತು, ನವಿಲು ಕಾವಲು ಕಾಯ್ತಿವಿ. ಸಿಕ್ಕಾಪಟ್ಟೆ ನವಿಲೆಲ್ಲ ಬಂದು ಎಲ್ಲ ಗಿಡನೆಲ್ಲ ತಿಂತಾವ. ಈಗ ಮಳೆ ಬೇರೆ ಇಲ್ಲಲ್ಲ, ಮೇವಿಲ್ಲ ಪಾಪ ಅವ್ಕೂನು.
6: ಹೌದು,
7: ಅದಷ್ಟು ನಾವ್ ಇವಾಗ ನಮ್ಮ ಗಿಡ ಸಣ್ಣ ಗಿಡಗಳೆಲ್ಲ ನಾವು ಕಾವಲು ಕಾಯ್ಬೇಕು.
6: ಎಷ್ಟು ನವಿಲು ಬರ್ತವೆ
7: ಮೇಡಮ್? ಒಂದ್ ಸರಿ ಬಂದ್ರೆ ಒಂದು 17-20 ಬರ್ತವೆ ಮೇಡಮ್. ಎಲ್ಲ ಬಂದ್ಬಿಟ್ಟು ಎಲ್ಲ ಗಿಡನೆಲ್ಲ ತಿಂತಾ ಇರ್ತವೆ,
6: ಗುಂಪು ಕಟ್ಕೊಂಡು ಬರ್ತವೆ.
7: ಹೌದು ಮೇಡಮ್.
6: ಅಂದ್ರೆ ಅವುಗಳ್ ನೋಡ ಖುಷಿ ಆದ್ರೆ ಸ್ವಲ್ಪ ಬೇಸರನ ಆಗತ್ ನಿಮ್ಗೆ?
7: ಇಲ್ಲ, ಬೇಸರ ಎಲ್ಲ ಪಾಪ ಅವಕ್ಕೆ ಆಹಾರ ಇರಲ್ಲ, ಬರ್ತವೆ. ಆದ್ರೂ ಮತ್ ನಾವ್ ಕಾಲು ಕಾಯ್ಲೇಬೇಕ, ನೋಡಿಲೇಬೇಕು ಅಡಿಗೆ, ಏನು ಮಾಡಕ್ ಆಗಲ್ಲ.
6: ನಿಜ, ನಮ್ಮ ರೈತ ಬಾಂಧವರದ ಎಷ್ಟು ಕಷ್ಟ ನೋಡಿ ಸರ್.
7: ಹೌದು ಮೇಡಮ್.
6: ಓಕೆ ಸರ್.
7: ಹಾ ಮೇಡಮ್.
6: ಈ ದಿನದ ವಿಷಯ ಗೊತ್ತಾಯ್ತಾ?
7: ಇಲ್ಲ ಮೇಡಮ್, ಗೊತ್ತಾಗ್ತಿಲ್ಲ. ನವಿಲ್ ಕಾಯ್ತಿದ್ವಲ್ಲ,
6: ನವಿಲ್ ನೋಡ್ಕೊಳ್ತಾ ಕೂತಿದ್ರಾ?
7: ಹೌದು ಮೇಡಮ್, ಹೌದು.
6: ಓಕೆ ಸರ್, ಆಗಿನ ಮದ್ವೆ ಊಟಕ್ಕೂ ಈಗಿನ ಮದ್ವೆ ಊಟಕ್ಕೂ ಯಾವ ರೀತಿ ಎಲ್ಲ ವ್ಯತ್ಯಾಸಗಳನ್ನ ಕಾಣ್ತಾ ಇದ್ದೀರಾ ನೀವು ಅನ್ನೋದ್ರ ಬಗ್ಗೆ ಕೇಳ್ತಾ ಇದ್ದೆ, ಮಾತಾಡ್ತಾ ಇದ್ದೆ.
7: ಹಾ ಮೇಡಮ್, ನಮ್ದು ಮದ್ವೆ ಆಗಿ ಒಂದು 18 ಆಯ್ತು.
6: ಹಾ,
7: ಹಾಗೆ ಆಗ್ಲೇ ಡಿಜಿ ಇತ್ತು, ಆಗ್ಲೆಲ್ಲ ಫುಲ್ ಎಲ್ಲ ಗ್ರ್ಯಾಂಡ್ ಆಗಿ ಎಲ್ಲ ಡಿಜಿ ಮಾಡಿದ್ವಿ.
6: ಸರ್, ನಿಮ್ಮದಲ್ಲಿ ಡ್ಯಾನ್ಸಿಂಗ್?
7: ಡ್ಯಾನ್ಸ್ ಇತ್ತು ಮೇಡಮ್, ಎಲ್ಲ ಡ್ಯಾನ್ಸ್ ಮಾಡಿದ್ರು ಎಲ್ಲ ನಮ್ಮ ಸ್ನೇಹಿತರೆಲ್ಲ.
6: ಓ, ಆರ್ಕೆಸ್ಟ್ರಾ?
7: ಇಲ್ಲ ಮೇಡಮ್, ಆರ್ಕೆಸ್ಟ್ರಾ ಇಲ್ಲ. ಡಿಜಿ ಇತ್ತು, ಡಿಜಿ ಮುಂದ್ಗಡೆ ಎಲ್ಲ ನಮ್ದೆಲ್ಲ ಮೆರವಣಿಗೆ ಮಾಡ್ತಿದ್ರ, ಎಲ್ಲ ಊರ ನಮ್ಮ ಹಳ್ಳಿ ಕಡೆ ಎಲ್ಲ ಮೆರವಣಿಗೆ ಮಾಡ್ತಾರೆ.
6: ಕರೆಕ್ಟ್.
7: ಮುಂದೆ ಮುಂದೆ ಎಲ್ಲ ಡಿಜಿ ಇರುತ್ತೆ, ಹಿಂದಿಂದ ಎಲ್ಲ ಮೊದ್ಲು ನಾವೆಲ್ಲ ಕೂತಿರ್ತಿದ್ವಿ. ಇವರೆಲ್ಲ ನಮ್ಮ ಸ್ನೇಹಿತರೆಲ್ಲ ಬರ್ತಿರ್ತಾರಲ್ಲ, ಡ್ಯಾನ್ಸ್ ಇಸ್ಕೊಂಬರು, ಡ್ಯಾನ್ಸ್ ಮಾಡೋರು, ಕುಣಿಯರು. ಹಾಗೆ ಮೇಡಮ್, ಲಾಡ್ ಇತ್ತು. ಈಗೆಲ್ಲ ಹೋಳಿಗೆ ಬಂದ್ಬಿಟ್ಟವ್ರೆ, ನಮ್ಮ ಮದುವೆಗೆ ಲಾಡ್ ಮಾಡಿಸಿದ್ವಿ. ಲಾಡು,
6: ಬೂಂದಿ ಲಾಡು,
7: ಕೋಸಂಬರಿ ಇರ್ತಿತ್ತು. ಇಂಥದೆಲ್ಲ ಐಟಮ್ಸ್ ಎಲ್ಲ, ಚಿತ್ರಾನ್ನ, ಪಲಾವು, ಇಂಥದೆಲ್ಲ ಮಾಡಿಸ್ತಿದ್ರಿ. ನಮ್ಮ ಮದುವೆಗೆಲ್ಲ ಚೆನ್ನಾಗೆಲ್ಲ, ಈಗಿನ ಜನರೇಷನ್ ಆಗಿ ನಮ್ಮ ಮದುವೆ ಆಗಿರೋದು ಇತ್ತೀಚೆಗೆ. ಮೊದ್ಲದೆಲ್ಲ ಗೊತ್ತಿಲ್ಲ, ಮೊದ್ಲೆಲ್ಲ ನಮ್ಮ ತಾತರ ಕಾಲದಾಗ ಇರ್ತಿತ್ತಂತೆ ರಾಗಿ ಮುದ್ದೆ ಮಾಡಿಕರಂತೆ, ರಾಗಿ ಮುದ್ದೆ ಬದನೆಕಾಯಿ ಬುಜ್ಜಿ ಅಂತೆ.
6: ಹೌದಾ, ಮದ್ವೆಗ?
7: ಹೌದು ಮೇಡಮ್, ಆಗಿನ ಕಾಲ ಯಾಕಂದ್ರೆ ಅವಾಗ ಬಂಡಟ ಅವಾಗೆಲ್ಲ ಜೀತಳಾಗಿ ದುಡಿ ಅಂತ ಒಂದು ಕಾಲ ಮೇಡಮ್ ಅವಾಗ. ಅಂತ ಒಂದು ಕಾಲದಲ್ಲಿ ನಮ್ ತಾತರ ಹೇಳ್ತಾ ಇದ್ರು, ಏನಪ್ಪಾ ನಿಮ್ ಮದ್ವೆ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಎಲ್ಲ ಮದ್ವೆ ಮಾಡಿದ್ವಿ, ನಮ್ ಕಾಲದಾಗೆ ಬೆಜ್ಜನ್ನ ಸಿಕ್ತಿರಲ್ಲ ಕಣ ಅಂತಂದು ನಮ್ ತಾತರ ಹೇಳ್ತಾ ಇದ್ರು.
6: ನಂಗೂ ಈ ವಿಷಯ ಗೊತ್ತಿರ್ಲಿಲ್ಲ.
7: ಹೌದು ಮೇಡಮ್, ಈಗ ನೋಡ್ರಿ ಎಲ್ಲ ನಮ್ ಕಾಲದಾಗೆಲ್ಲ ಬಂದ್ಬಿಟ್ಟು ಈಗೆಲ್ಲ ಎಷ್ಟನ್ನ ದುಡ್ಡು ಖರ್ಚಾಗ್ಲಿ, ಈಗ ಸಂಪಾದನೆನು ಮಾಡ್ಬೋದು. ಈಗ ಬೇಕಪ್ಪ ನಾನು ಮದ್ವೆ ಸಾಗಿಸ್ತೀನಿ ಅಂತಂದ್ರೆ ಒಂದ್ ಲಕ್ಷ ರೂಪಾಯಿ ಬೇಕಾದ್ರೆ ಯಾರ ಹತ್ರ ಬೇಕಾದ್ರೆ ತರಬಹುದು. ಆಗಿನ ಕಾಲದಾಗೆ ಮದ್ವೆಗೆಲ್ಲ ಇಲ್ಲ ಅಂತ ಮೇಡಮ್.
6: ಹೌದು, ಸಾಲ ಮಾಡಿದ್ರು ಈಗ ಗ್ರ್ಯಾಂಡ್ ಆಗಿ ಮದ್ವೆ ಮಾಡ್ತಾರೆ,
7: ಗ್ರ್ಯಾಂಡ್ ಆಗಿ ಮದ್ವೆ ಮಾಡ್ತಾರ, ಒಂದ್ ಬೆಳೆ ಬೆಳೆದ್ಬಿಟ್ರೆ ಸಾಕು ಬಿಡ್ರಿ, ಅವ್ರು ಸಾಲ ತೀರಿಸ್ಬಿಡ್ತಾ ಒಂದು ಭರವಸೆ ಮೇಲೆ. ಈಗ ಧೈರ್ಯವಾಗಿ ಯಾರ್ ಬೇಕಾದ್ರೂ ಸಾಲ ಕೊಡ್ತಾರೆ ಅಂದ್ರೆ ನಮ್ ಮನಸ್ಸು ಚೆನ್ನಾಗಿರ್ಬೇಕು, ಒಳ್ಳೆ ನಿಯತ್ತಿನ ದುಡಿಬೇಕು, ನಾವು ಒಳ್ಳೆ ತಾನ ಇರ್ಬೇಕು, ಅಂತರಿಗೂ ಯಾವತ್ತಿಗೂ ಬರ್ತಾನೆ ಇಲ್ಲ ಮೇಡಮ್.
6: ಈ ರೀತಿ ಎಲ್ಲ ವ್ಯತ್ಯಾಸಗಳು ಕಾಣ್ತಾ ಇದ್ದೀರಿ.
7: ಹೌದು ಮೇಡಮ್, ಹೌದು. ಈಗ ನೋಡ್ರಿ ಅವಾಗೆಲ್ಲ ಮುಂಚೆ ಮದುವೆ ಆಗೋದಕ್ಕಿಂತ ಮುಂಚೆ ನಮ್ದೆಲ್ಲ ಊರಾಗೆಲ್ಲ ಸಾಮಾಜಿಕ ನಾಟಕ ಆಡ್ತಿದ್ದೆ ಮೇಡಮ್ ನಾನೆಲ್ಲ.
6: ಓ ಹೌದಾ, ಓಕೆ ಓಕೆ.
7: ಒಂದ್ 15-16 ನಾಟಕ ಆಡ್ಬಿಟ್ಟೆ, ಸ್ನೇಹಿತರು ಬಳಗ ಜಾಸ್ತಿ ಆಗ್ಬಿಡ್ತು. ಅವಾಗ ನಮ್ ಮಾಮರ್ ಏನ್ ಮಾಡ್ಬಿಟ್ರ ಅಂದ್ರೆ ಇವನ್ ಮಾತ್ ಕೇಳೋದಿಲ್ಲ ಅಂತಂದು ಒಂದು ದೊಣ್ಣೆ ಕಟ್ಟಿಬಿಟ್ರೆ, ಅವಾಗ ತಂದೆಗೆ ತಾನೇ ಅವ್ನ್ ಮಾತ್ ಕೇಳ್ತಾನ ಅಂತಂದು ನಮ್ಮೂರಾಗೇನೆ ಮದುವೆ ಮಾಡ್ಬಿಟ್ರು ಮೇಡಮ್ ಇಲ್ಲೆ. ಅವಾಗಿಂದ ಅಲ್ಲಿಗೆ ನಮ್ಮ ಸ್ನೇಹಿತರ ಬಳಗನು ಕಡಿಮೆ ಆಯ್ತು, ನಾಟಕ ಆಡೋದು ಕಡಿಮೆ ಆಯ್ತು, ತಾಪತ್ರಯ ಜಾಸ್ತಿ ಆಗ್ಬಿಡ್ತು. ಏನ್ ಮಾಡಕ್ಕಾಗಲ್ಲ, ಕಾಲಕ್ ತಕ್ಕಂತೆ ನಾವ್ ನಡ್ಕೊಂಡು ಹೋಗ್ಬೇಕು. ಆದ್ರೆ ನಾವ್ ಒಳ್ಳೆತನ ಐತಲ್ಲ ಮೇಡಮ್, ನಾವ್ ಯಾವತ್ತಿಗೂ ನಾವ್ ಯಾರಿಗೆ ಕೆಟ್ಟಿದ್ ಮಾಡಬಾರ್ದು, ಕೆಟ್ಟಿದ್ ಬಯಸಬಾರ್ದು, ಕಷ್ಟ ಪಡ್ಬೇಕು, ದುಡಿಬೇಕು ಮೇಡಮ್. ಇಷ್ಟೇ ನನ್ನ ಅಭಿಪ್ರಾಯ.
6: ಓಕೆ ಸರ್, ಓಕೆ. ಈಗ ನಮ್ಮ ನಾಗೇಂದ್ರ ಸರ್ ಫುಲ್ ಕುಟುಂಬಕ್ಕೆ ಸಮಯ ಕೊಡ್ತಾ ಇದಾರೆ.
7: ಹೌದು ಮೇಡಮ್, ಯಾಕಂದ್ರೆ ಕಷ್ಟಪಟ್ಟು ದುಡಿತಾ ಇದ್ನೆ, ದುಡ್ದು ಸಂಪಾದನೆ ಮಾಡಿದ್ನೆ ಮಾಡ್ತೀನಿ ಮೇಡಮ್, ನಿಮ್ ಮುಂದೆನೆ ಇನ್ನ ಸಂಪಾದನೆ ಮಾಡ್ತೀನಿ. ಯಾಕಂದ್ರೆ ಈಗ ಪ್ರಾಯದಾಗಿದ್ದಾಗಲೇ ದುಡಿಬೇಕಂತ, ನಾವು ನಮ್ಮ ಹತ್ರ ಶಕ್ತಿ ಇದ್ದಾಗಲೇ ನಾವು ದುಡಿದ್ರೆ ಮುಂದೆ ನಮ್ಮ ಮಕ್ಳು ಮರಿ ಎಲ್ಲ ಸಾಕಿದ್ರೆ ಅವ್ರು ನಿಮ್ದಾಗಿರ್ತಾರ ಅಂತ ಒಂದು ಭರವಸೆ ಮೇಡಮ್. ಹಂಗಾಗಿ ನಾನು ಕಷ್ಟಪಟ್ಟು ದುಡಿತೀನಿ, ಸಂಪಾದನೆ ಮಾಡ್ತೀನಿ, ನಮ್ ಸಂಸಾರನ ಸುಖವಾಗಿ ಸಾಕ್ತೀನಿ ಅಂತ ಒಂದು ಭರವಸೆ ಐತೆ ಮೇಡಮ್. ಯಾವ ನನ್ನ ಹತ್ರ ದುರ್ಚಟನು ಇಲ್ಲ, ಆರೋಗ್ಯನ ತುಂಬಾ ಚೆನ್ನಾಗಿ ಇಟ್ಕೊಂಡಿದ್ದೀನಿ, ಕೆಲಸ ಮಾಡೋದು ದುಡಿತೀನಿ ಮೇಡಮ್.
6: ಸರಿ ಸರ್, ಒಳ್ಳೇದು. ಥ್ಯಾಂಕ್ ಯು ಸರ್ ಕರೆ ಮಾಡಿದಕ್ಕೆ.
7: ಥ್ಯಾಂಕ್ಸ್ ಮೇಡಮ್ ಮಾತಾಡಕ್ಕೆ ಅವಕಾಶಕ್ಕಾಗಿ.
6: ಓಕೆ ಓಕೆ. ನಮ್ಮ ನಾಗೇಂದ್ರ ಸರ್ ಅವರು ಅವ್ರ ಮನಸ್ಸಲ್ಲಿ ಇದ್ದಂತಹ ಭಾವನೆಗಳನ್ನೆಲ್ಲ ತುಂಬಾ ಚೆನ್ನಾಗಿ ವ್ಯಕ್ತಪಡಿಸ್ಬಿಟ್ರು. ಮತ್ತೊಂದು ಕರೆ ಸ್ವೀಕಾರ ಮಾಡೋಣ. ನಮಸ್ಕಾರ.
8: ನಮಸ್ಕಾರ ಕಣಕ.
6: ನಮಸ್ಕಾರ ಕಣಣ್ಣ, ಹೇಗಿದ್ದೀರಿ? ಮುರಳೀಧರ್ ಸರ್.
8: ಊಟ ಮಾಡಿಲ್ಲ ಕಣಕ, ನಿಮ್ ಹತ್ರ ಮಾತಾಡಿ ಊಟ ಮಾಡಂತ ಕಾಯ್ತಾ ಇದ್ದೀನಿ.
6: ಓಕೆ ಸೂಪರ್, ಬೇಗ ಊಟ ಮಾಡೋತಾನೆ, ಟೈಮ್ ಆಯ್ತು.
8: ಇವತ್ತು ಮಧ್ಯಾಹ್ನ ಫಾರಂ ಇಂದ ಹೋಗಿದ್ ಲೇಟ್ ಆಗಿ 11:30 ತಿಂಡಿ ತಿಂದಿ ನಾ, ಹಂಗಾಗಿ ಅಷ್ಟಾಗಿಲ್ಲ.
6: ಓಕೆ ಮುರಳೀಧರ್ ಸರ್.
8: ಹ್ಮ್ ಕಣಕ, ಮದುವೆ ಕತೆ ಹೇಳ್ತೀನಿ ಕಣಕ. ನಾನು ಕಣ್ಣಂತೀವಿ ಸಣ್ಣ ಹುಡುಗನಲ್ಲಿ ಮದುವೆ ಅಂದ್ರೆ ತಂಗಿ ಇವರು ಹಾಕಿರೋರು, ಜನ ಲೈನ ಕೂರೋರು ಕೆಳಗಡೆ, ಒಂದು ಪುಟ್ಟಿಯಲ್ಲಿ ಒಬ್ಬ ಇಬ್ರು ಪಾತ್ರೆ ಇಟ್ಕೊಪ್ಪ ಅನ್ನ ಇಟ್ಕೊಂಡ್ರೆ ಒಬ್ಬ ಕೈಯಲ್ಲಿ ದಕ್ಷ ಅನ್ನ ಹಾಕಿರ್ಸೋ.
6: ನಿಜ ನಿಜ, ಹೌದು
8: ಹಾಕ್ತಿದ್ರು. ಆವಾಗ ಕಾಲದಲ್ಲಿ ಪಾಯಸ ಮಾಡುವೆ ಸ್ವಲ್ಪ ಶ್ರೀಮಂತರು, ಪಾಯಸ ಮತ್ತೆ ಧ್ವನಿ ಮಾಡಿ ದೊಡ್ಡ ಶ್ರೀಮಂತರಪ್ಪ ಇವರು ಅಂತ ಅನ್ನೋರಂತೆ. ನನಗ್ ಗೊತ್ತಾಗ ನನ್ ಸಣ್ಣ ಹುಡುಗ.
6: ಸರಿ,
8: ಹಂಗೆ ಈ ಮದ್ವೆ ಕತೆ ನಂಗೆ ಹೇಳೋದು, ಒಬ್ಬ ಹುಡುಗ ಮದ್ವೆ ಮನೆ ಹೋದಂತೆ ಮುಖಕ್ಕೆ ಸಾರ್ ಮಾಡಿದಂತೆ, ಏ ಎಲೆ ಮೇಲೆ ಏನೇನೋ ಬರಬಾರ್ದು, ಏ ಪಿಟ್ಟೆ ಹೊಡ್ತೀನಿ. ಪಾಪ ನುಗ್ಗೆಕಾಯಿ ಇಷ್ಟ ಇಲ್ಲ, ಅಯ್ಯೋ ಎಲೆ ಮೇಲೆ ಪಿಟ್ಟೆ ಹೊಡ್ಬಾರ್ದು, ನುಗ್ಗೆಕಾಯಿ ಸೇರ್ಸಿ ಬಿಟ್ಟಿದ
6: ಅಂತಾನೆ.
8: ಅದ್ಯಾರ ಮಗಳ ಬರ್ತ ನುಗ್ಗೆಕಾಯಿ ಬಹಳ ಇಷ್ಟಪಡ್ತು, ನಿಮ್ ಸ್ವಲ್ಪ ಹಾಕು ಅಂತ ಹೇಳಿ ಹಾಕ್ಸ್ಬೇಕು ಅಂತಾನೆ. ಎಲೆ ಮೇಲೆ ಏನು ಬಿಡಕ್ಕಿತ್ತು ಈ ಕಾಲದಲ್ಲಿ?
6: ಹೌದೌದು,
8: ನುಗ್ಗೆಕಾಯಿ ಸಿಕ್ಕ ತಿಂದಿದಂತೆ ಪಾಪ ಅವ್ರದ. ಹಂಗೆ ಕತೆ ಈಗ ಹಂಗೆಲ್ಲ ಕಣಕಾಯಿಲ್ಲ, ನೂರಂತ ಅಡಿಗೆ ಮಾಡಿಸ್ತಾರೆ, ಜನ ಊಟನೇ ಮಾಡಲ್ಲ. ವೆರೈಟಿ ವೆರೈಟಿಗಳು ಇರುತ್ತೆ. ಈ ಶ್ರೀಮಂತರ ಮದ್ವೆಗ ಆಗಿದಾವೆ, ಆಗಿನ ಕಾಲದ ಮದ್ವೆ ಚಂದ, ನೆಲ್ ಮೇಲೆ ಕುತ್ಕೊಂಡು ಆರಾಮಾಗಿ ಗರಿಯನಕ್ಕೆ ಗರಿ ಹಾಕಿರೋದು, ಚೆನ್ನಾಗಿರೋದು ಊಟ ಮದ್ವೆ ಅಂದ್ರೆ. ಅವಾಗಿನ ಕಾಲದಲ್ಲೆಲ್ಲ ಮದ್ವೆಲಿ ಪಾತ್ರೆ ತಟ್ಟೆ ಇಂಥದ್ ಮಾತ್ರ ಕೊಡೋರು,
6: ಮುಯಿ ಮಾಡೋರು. ಹೌದು,
8: ಈಗೇನ ಕಾಲ್ಡ್ ದುಡ್ಡು,
6: ಹೌದು
8: ದುಡ್ಡು ಕೊಟ್ಟಿರ್ತಾರೆ. ನಮ್ಮ ಮದ್ವೆಲೆಲ್ಲ ಸ್ವಲ್ಪ ಪಾತ್ರೆ ಸ್ವಲ್ಪ ದುಡ್ಡು ಕೊಟ್ಟಿದ್ರು ನನ್ಗೆ. ನಮ್ಮ ಜೀವನ ಸ್ವಲ್ಪ ಜೋರಾಗಿ ನಡೀತು, ರಾಮನಾಥ ಶೆಟ್ಟಿ ಪಾರ್ಕ್ ಅಲ್ಲಿ ಇದ್ದು ಮಾಡ್ಕೊಂಡು ಕುಟ್ರ ಮಾವರು, ಚೆನ್ನಾಗಿ ನಡೀತಕ್ಕ ಮದ್ವೆ.
6: ಒಳ್ಳೇದು ಸರ್, ಒಳ್ಳೇದು.
8: ಸಖತ್ತು ರಶ್, ಜನ ಸ್ವಲ್ಪ ಜನ ಊಟ ಮಾಡಕ್ಕೆ ಹೊರವು ದಾರಿದಲ್ಲೇ ಅವ್ರ ಮನೆ ಊಟ ಮಾಡ್ಬಿಟ್ಟಿದ್ದಾರೆ. ಆಮೇಲೆ ಹೇಳುದು ಹಿಂಗೆ ಊಟ ಮಾಡಿದ್ವಿ.
6: ಬೇಗ ಊಟ ಮಾಡ್ಕೊಳ್ಳಿ ಸರ್, ಟೈಮ್ ಆಯ್ತು. ಮುರಳೀಧರ್ ಸರ್ ಅವರು ತುಂಬಾ ಚೆನ್ನಾಗಿ ಮಾತಾಡಿದ್ರು, ಮತ್ತೊಂದ್ ಕರೆ ಸ್ವೀಕಾರ ಮಾಡೋಣ. ನಮಸ್ಕಾರ. ನಮಸ್ತೆ.
9: ಹಲೋ, ನಮಸ್ಕಾರ ಮೇಡಮ್.
6: ಹಲೋ, ನಮಸ್ಕಾರ. ಅನಂತ ರಾಜು ಸರ್.
9: ಮೇಡಮ್,
6: ಹೇಗಿದ್ದೀರಿ?
9: ಚೆನ್ನಾಗಿದ್ದೀವಿ ಮೇಡಮ್.
6: ಎಲ್ಲೋ ನಿಂತ್ಕೊಂಡು ಮಾತಾಡ್ದಂಗಿದೆ, ಸ್ಪೀಕರ್ ಆನ್ ಮಾಡಿದೀರಾ? ಏನ್ ಕತೆ? ಸ್ಪೀಕರ್ ಆಫ್
9: ಮೇಡಮ್.
6: ಇಯರ್ ಫೋನ್ ಹಾಕಿದೀರಾ?
9: ಹಲೋ,
6: ಇಯರ್ ಫೋನ್ ಹಾಕಿದೀರಾ? ಸ್ಪೀಕರ್ ಆನ್
9: ಮಾಡಿದೀರಾ?
6: ಅಲ್ಲೇ ಒಂದ್ ಹತ್ರ ನಿಂತ್ ಮಾತಾಡಿ, ಗಾಳಿ ಶಬ್ದ ತುಂಬಾ ಕೇಳ್ತಾ ಇದೆ. ಸರಿ, ನಿಂತ್ ಮಾತಾಡಿ ಸರ್, ಓಡಾಡ್ತಾ ಮಾತಾಡ್ಬೇಡಿ. ಅನಂತ ರಾಜು ಸರ್, ಇವತ್ತಿನ ವಿಷಯ ಗೊತ್ತಾಯ್ತಾ?
9: ಅದೇ ಮದುವೆಗೆ ಊಟದ ಊಟ ಯಾವ ತರ ಮಾಡ್ತಿದ್ರು ಹಿಂದೆ ಅಂತ.
6: ಕರೆಕ್ಟ್. ಆಗ ಈಗ?
9: ಹೌದು ಮೇಡಮ್, ಆಗೇನಿಲ್ಲ. ಆಗ ಪಲ್ಯ, ನೆಕ್ಸ್ಟ್ ಕೀರು ಅಂತಿದ್ವಿ, ಉಗ್ಗಿ.
6: ಹೌದು,
9: ಬೆಲ್ಲದ್ದು.
6: ಹೌದು.
9: ಆಮೇಲೆ ಒಂದ್ ಹೆಸರು ಬೇಳೆ. ಹೆಸರು ಬೇಳೆ ಬಿಟ್ರೆ ಇನ್ನೇನ ಅನ್ನ, ಅನ್ನ ಸಾಂಬಾರು ಇಷ್ಟು ಬಿಟ್ರೆ ಏನು ಇರ್ತಿದ್ದಿಲ್ಲ ಮೇಡಮ್. ಅದು ಇದು ಮುದುಕುದೆಲೆ ಅಂತ ಹೇಳಿ ಹೇಳ್ತಾರೆ, ಇತ್ರ ಹಚ್ಚಾರ ಮೇಡಮ್.
6: ಮುತ್ತುಕದ ಎಲೆ,
9: ಮುತ್ತುಕದ ಎಲೆಗೆ ಹಂಚಿ ಕಡ್ಡಿ ತಗೊಂಡು ಅದನ್ನೆಲ್ಲ ಹೆಣದ್ ಬಿಟ್ಟು ಒಂದು ಊಟಕ್ಕೆ ಎಲೆ ರೆಡಿ ಮಾಡೋರು.
6: ಹೌದು, ಕರೆಕ್ಟ್.
9: ಅದನ್ನ 10 paisa ಒಂದ್ ಮೇಡಮ್ ನಮ್ಮ ಊರಲ್ಲಿ. ಅದು ಒಂದ್ ಪಿಂಡಿ 100 to 10 rupees.
6: ಹೌದು, ಅದು ಬಂಡಲ್ ಬಂಡಲ್ ತರೋರು.
9: ಬಂಡಲ್ ಬಂಡಲ್ ಬರ್ತಾ ಇತ್ತು, ಅದಕ್ಕೆ 10 rupees ಕಟ್ಟು ಅವಾಗ. ಅದ್ರಲ್ಲಿ ಊಟ ಮಾಡ್ತೇವೆ, ಊಟ ಮಾಡಿದ್ದು ಈಗಲೂ ನೆನಪಿದೆ ಮೇಡಮ್. ಮತ್ತೆ ಕುತ್ಕೊಳ್ಳಕ್ಕೆ ಇದು ತೆಂಗಿನ ಚಾಪೆ ಎಣದ್ ಬಿಡೋದು, ಚಾಪೆ ಹಸಿ ಗರಿ ಎಣದ್ ಬಿಟ್ಟು ಅದ್ರ ಮೇಲೆ
6: ಕುತ್ಕೊಳ್ಳೋದು.
9: ಈಗ ಈಗಲಂಗೇನು, ಆಗ ಟೇಬಲ್ ಊಟ ಇರ್ಲಿಲ್ಲ. ಹೌದು ಮೇಡಮ್.
6: ಓಕೆ ಸರ್, ಓಕೆ. ಇವಾಗಿನ ಮದುವೆ ಮನೆಗಳಲ್ಲಿ ಊಟ ಮಾಡ್ತಿರಲ್ವಾ, ಅದ್ರ ಹೆಸರುಗಳೆಲ್ಲ ಗೊತ್ತಿರುತ್ತಾ? ವೆರೈಟಿ ವೆರೈಟಿ ಕೊಡ್ತಾರೆ ಅಲ್ವಾ?
9: ಹೌದು ಮೇಡಮ್. ಈಗೇನ್ ಮೇಡಮ್, ಬೋಂಡಾ, ಹೆಸರು ಬೇಳೆ, ಒಂದಲ್ಲ ಒಂದ 20 ಐಟಮ್ ಸಾಕ್ತಾರೆ ಮೇಡಮ್.
6: ನಿಜ ನಿಜ ನಿಜ.
9: ಅವನ್ನೆಲ್ಲ ತಿಂಬೋತ್ತಿಗೆ ಸಮಯನೇ ಸಾಕಾಗಲ್ಲ.
6: ಅರ್ಧಂಬರ್ದ
9: ಎಲ್ಲ ತಿಂದ್ಬಿಟ್ಟು ಕೆಲವರು ಎಲ್ಲ ಹಂಗೆ ಬಿಟ್ಟು ಬಂದ್ಬಿಡ್ತಾರೆ.
6: ಅದ್ರಲ್ಲಿ ಬೇರೆ ರಶ್ ಆದ್ರೆ ಹಿಂದ್ಗಡೆ ಬಂದ್ ನಿಂತು ಬಿಡ್ತಾರೆ ಈಗ. ತಿನ್ನಕ್ಕೆ ಆಗೋದಿಲ್ಲ, ಅದೊಂದು ಸಮಸ್ಯೆ.
9: ಇನ್ನು ಬಂದು ಊಟ ಮಾಡೋರಿಗೆ ಒಂಥರ ಮುಜುಗರ ಆಗಂಗ್ ಮಾಡ್ತಾರೆ ಮೇಡಮ್.
6: ಹೌದೌದೌದೌದು, ತಿನ್ನಕ್
9: ಎಲೆಗೆ ಬಿಟ್ಟು ಅದೇ ಬಂದ್ಬಿಡ್ತಾರೆ.
6: ನಿಜ ನಿಜ ನಿಜ.
9: ಆಗಿನ ಊಟ ನೆಂಚ್ಕೊಂಡ್ಬಿಟ್ರೆ ಈಗಲೂ ಒಂಥರ ಬೆಲ್ಲದ ಪಾಯಸ ಎಷ್ಟು ತಂಪಾಗಿತ್ತು ಮೇಡಮ್.
6: ಅಂದ್ರೆ ಸರ್, ಆಗ ನಮ್ಮ ಸಂಬಂಧಿಕರೇ ಬಡಿಸಿದ್ರು, ನಮ್ಮ ಅಣ್ಣ ತಮ್ಮಂದ್ರು, ಚಿಕ್ಕಪ್ಪರು, ದೊಡ್ಡಪ್ಪರು.
9: ಹೌದೌದು, ಆಗ ಯಾವ್ದೇ ಇರ್ಲಿಲ್ಲ.
6: ಈಗ ಮೆನು ಸಿಸ್ಟಮ್ ಬಂದ್ಬಿಟ್ಟಿದೆ, ಎಲ್ಲ ಬೇಕಾದ್ ನಾವೇ ಬಡಿಸ್ಕೋಬಹುದು, ಇಲ್ಲಾದ್ರೆ ಅವರೇ ಸುಮ್ನೆ ಸೈಲೆಂಟ್ ಆಗಿ ಬಂದು ಬಡಿಸ್ ಹೋಗ್ತಾರೆ, ಅವ್ರು ಮಾತಾಡಲ್ಲ. ಹಂಗಾಗಿದೆ ಕತೆ.
9: ಅವರೇ ಬಡಿಸೋದು, ಅವ್ರೆ ಅವರೇ ಬಟರ್ ಮಾತ್ರ ಕರ್ಸಾರು.
6: ನಿಜ
9: ಬಡಿಸೋದೆಲ್ಲ ಇವರೇ ಬಡಿಸ್ಬಿಡೋರು ಮೇಡಮ್.
6: ನಿಜ. ಓಕೆ ಸರ್, ಥ್ಯಾಂಕ್ ಯು.
9: ಥ್ಯಾಂಕ್ ಯು ಮೇಡಮ್.
6: ಎಸ್ ಸರ್. ಓಕೆ, ಮತ್ತೊಂದ್ ಕರೆ ಸ್ವೀಕಾರ ಮಾಡೋಣ. ನಮಸ್ಕಾರ. ನಮಸ್ತೆ ಕೃಷ್ಣಪ್ಪ ಸರ್, ತುಂಬಾ ದಿನಗಳ ನಂತರ ನಿಮ್ಮ ಧ್ವನಿಯನ್ನ ಕೇಳ್ತಾ ಇದ್ದೀನಿ.
10: ಇಲ್ಲ ಮೇಡಮ್, ಕಾಲ್ ಮಾಡ್ತಾ ಸಿಗಲ್ಲ ಮೇಡಮ್, ಕೆಲವೊಂದ್ ಟೈಮ್ ಬಿಜಿ ಇರ್ತಲ್ಲ ಸಿಗಲ್ಲ.
6: ಮೇಡಮ್,
10: ನೀವು ಮಹಾಲಕ್ಷ್ಮಿ ಮೇಡಮ್ ಬಂದ್ರೆ, ಅರ್ಪಿತಾ ಮೇಡಮ್ ಬಂದ್ರೆ, ಪವಿತ್ರ ಮೇಡಮ್ ಬಂದ್ರೆ ಸಿಗದಿಲ್ಲ, ನಂಗೆ ಕಾಲೇ ಸಿಗಲ್ಲ.
6: ನಾನು
10: ಬಹಳ ಅಬ್ಸರ್ವ್ ಮಾಡಿ ಸಿಗಲ್ಲ ಮೇಡಮ್ ನೀವು ಬಂದಾಗ.
6: ಅದೇ
10: ಯಾಕಂದ್ರೆ ನೋಡಿ, ತುಂಬಾ ಜನ ಟ್ರೈ ಮಾಡ್ತಿರ್ತಾರಲ್ಲ, ಹಂಗ ಸಿಕ್ಕಲ್ಲ ಮೇಡಮ್.
6: ಕೃಷ್ಣಪ್ಪ ಸರ್
10: ಮೇಡಮ್, ಇವತ್ತು ರಜೆ ಇತ್ತು ಮೇಡಮ್, ಹಂಗ ಮನೆಗೆ ಇದ್ನಲ್ಲ ಹಂಗೆ ಕಾಲ್ ಮಾಡಿದೆ ಮೇಡಮ್, ಮನೇಲಿ ಮೇಡಮ್.
6: ಹಾಗೆ, ಓಕೆ. ಬಟ್ ನನ್ನ ವಾಯ್ಸ್ ನನಗೆ ಕೇಳ್ತಿದ್ರೆ, ಸ್ವಲ್ಪ ಮ್ಯೂಟ್ ಮಾಡ್ತೀರಾ ಇಲ್ಲ ದೂರ ಬಂದ್ಬಿಡಿ
10: ಮೇಡಮ್. ಇವಾಗ ಮೇಡಮ್?
6: ಇವಾಗ ಓಕೆ ಹೇಳಿ.
10: ಮೇಡಮ್, ನಮ್ಗೆ ಮೇಡಮ್ ಸಿಕ್ಕೋ, ನನಗೆ ಕರೆಂಟ್ ಅವ್ರಿಗೆ ಕಣ್ ಕಾಸ ನನಗೆ ಅವಾಗ. ಯೋಳನೇ ಕ್ಲಾಸ್ ಅವ್ರಿಗೆ ಕಣ್ ಕಾಸ ಅವಾಗ ಪಟ್ಟುಗಳು ನಮ್ಗೆ ಮೇಡಮ್ ಮೇಡಮ್ ಅವಾಗೆಲ್ಲ ಮೇಡಮ್, ಅವಾಗ ಚಪ್ರ ಹಾಕ ಚಪ್ರ ಹಾಕಿ ಚಪ್ರಕರ ಇದು ಬಾಳೆ ಇದು ಬಾಳೆಗೊನೆ ಕಟ್ಟದ್ದು ಮತ್ತೆ ಇದು ಮೇಡಮ್ ಮಾವಿನ ಸೊಪ್ಪು.
6: ಮಾವಿನ ಸೊಪ್ಪು, ಮಾವಿನ ಸೊಪ್ಪು.
10: ಮೇಡಮ್ ಮೇಡಮ್, ಕಲ್ ಕಲರ್ ಸೀರೆಗಳನ್ನ ಕೆಂಪು ಬಿಳುಪು ದುಂಡು ಬಲಪ್ ತರದ್ದು ಚಿಕ್ ಚಿಕ್ಕದು.
6: ನಿಜ ನಿಜ.
10: ಅದಲ್ಲ ಮೇಡಮ್, ಊಟ ಅಂತ ಬಂದ್ರೆ ಮೇಡಮ್ ಅವಾಗೆಲ್ಲ ಪಾಯಸ ಅನ್ನ ಸಾರು ಮಾಡೋರು ಅಮ್ಮ ಮೇಡಮ್. ನಮ್ ಕಡೆ ಅವಾಗ ಹೆಣ್ಮಕ್ಳು ಮೈನಾಡಿದ್ರೆ ಜೋಳದ ಅನ್ನ ಮಾಡೋರು ಮೇಡಮ್ ಅವಾಗೆಲ್ಲ.
6: ಓಕೆ.
10: ಜೋಳ ನೆನೆಸಿ ಒಣಗಿಸಿ ನುಚ್ಚು ಮಾಡಿ ಜೋಳದನ್ನ ಕಾಯಲ್ ಅಂತ ಮಾಡ್ತಿದ್ರು ಮೇಡಮ್ ಹೆಣ್ಮಕ್ಳು ಇದಾದ್ರೆ. ಮಜ್ಜಿಗಳಿಗೆ ಮೇಡಮ್ ಪಾಯಸ ಅನ್ನ ಸಾರು ಕೊತ್ತಂಬರಿ ಇಂಕಲ್ ಮಾಡೋದು.
6: ನಿಜ ನಿಜ, ಹೌದು. ಡಿಫ್ರೆಂಟ್ ಡಿಫ್ರೆಂಟ್ ಮಾಡ್ತಾರೆ.
10: ನಮ್ಮ ತಿನ್ಲಿಕ್ಕೆ ಸಮಯನು ಸಾಕಲ್ಲ ಮೇಡಮ್. ಆ ಕಡೆ ಸೈಡ್ ತಿನ್ನೋತ್ತಿಗೆ ಕಡೆ ದೊಡ್ಡ ದೊಡ್ಡ ಅನ್ನ ಪಲಾವ್ ಎಲ್ಲ ಬಿಟ್ಟೋಗಿರ್ತೀವಿ ನಾವು.
11: ಕರೆಕ್ಟ್, ಅನಂತರಾಜು ಸರ್ ಅವರು ಇದೇ ಮಾತು ಹೇಳಿದ್ರು. ಇನ್ನು ಪಲಾವ್ ತಿಂತಾ ಇರ್ತೀವಿ ಅಷ್ಟೇ ಚಪಾತಿ ಅಥವಾ ರೊಟ್ಟಿ ಹಾಕ್ತಾರೆ, ಆಮೇಲೆ ಬೇಗ ಅನ್ನ ಸಾರು ಹಾಕ್ತಾರೆ, ಅನ್ನ ಸಾರು ಹಾಕಿ ಮಜ್ಜಿಗೆ ತರ್ತಾರೆ.
10: ಈಗಿನ ಊಟ ತಿಂದ್ರೆ ಕೈಕಾಲ ನೋವಾಗ್ಬಿಡ್ತಾವ ತಿಂದು ಒಂದ್ ಗಂಟೆ ಓವರ್ ಆಗ್ಬಿಟ್ರೆ ಮಂಗಳಂಗ ಆಗ್ತಾವಂತ ಆಲಸ್ಯ ಆಗ್ಬಿಟ್ಟು ಬಾಡಿ ಎಲ್ಲ ಆಲಸ್ಯ ಆಗತ್ತಂತ.
11: ಹೌದು, ತಡ್ಕೊಳಕ್ ಆಗೋದಿಲ್ಲ,
10: ತಡ್ಕೊಳಕ್ ಆಗಲ್ಲ. ಅವಾಗ ಊಟ ಮಾಡ್ರೆ ಏನ್ ಮಾಡ್ತಾರಲ್ಲ ಮೇಡಮ್ ಅವಾಗೆಲ್ಲ. ಹಂಗಾಗಿ ಮೇಡಮ್ ಆಗಿನ ಕಾಲ ಚೆನ್ನಾಗಿದೆ ಮೇಡಮ್ ಈ ಕಾಲಗಿಂತವ. ಚಪ್ಪರ್ ನೋಡೋದ್ ಒಂದ್ ಸಿಂಗ ಚಪ್ಪರ್ ನೋಡೋದ್ ಒಂದ್ ಸಿಂಗರ್ ಚೆನ್ನಾಗಿರುತ್ತೆ ಮೇಡಮ್. ಮತ್ತೆ ಮೇಡಮ್ ಅಡಿಕಲ್ ಟೇಬಲ್ ಕುರ್ಚಿಲ್ಲ ಇದನ್ನ ಗರೆ ಹಾಕ್ರೆ ಮೇಡಮ್ ಅವಾಗೆಲ್ಲ ಗರೆ.
11: ನಿಜ ನಿಜ, ಹೌದು ಹೌದು,
10: ಗರೆ ಒಳ್ಳೆ ವಿಷಯ. ವಿಚಾರ ತಂದಿರ ಮೇಡಮ್, ಖುಷಿ ಆಯ್ತು ಮೇಡಮ್ ಮಾತಾಡಿ.
11: ನನಗೂ ನಿಮ್ ಧ್ವನಿ ಕೇಳಿ ಖುಷಿ ಆಯ್ತು ಕೃಷ್ಣಪ್ಪ ಸರ್. ಥ್ಯಾಂಕ್ ಯು.
10: ಬೇರೆ
11: ಸರ್, ಎಸ್ ಸರ್, ಎಸ್ ಸರ್. ಸ್ನೇಹಿತರೆ, ಪುಟ್ಟದೊಂದು ವಿರಾಮ ತೆಗೆದುಕೊಳ್ಳೋಣ, ಮತ್ತೆ ನನ್ನ ಕಾರ್ಯಕ್ರಮವನ್ನ ಮುಂದುವರಿಸ್ತೀನಿ. ಕೇಳ್ತೀರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
12: ನಾನೊಬ್ಬ ನಿವೃತ್ತ ಶಿಕ್ಷಕ. ನನ್ನ ಮಗ ಆದಿಚುಂಚನಗಿರಿ PU ಕಾಲೇಜ್ನಲ್ಲಿ ಓದ್ದ. ಅವನು ಬೆಸ್ಟ್ ಕರಿಯರ್ ರೂಪಿಸಿಕೊಳ್ಳೋಕೆ ಸಾಧ್ಯವಾಯಿತು.
13: ನಮಸ್ಕಾರ, ನಾನೊಬ್ಬ ಆಟೋ ಡ್ರೈವರ್. ನನ್ನ ಮಗ ಶಿವಮೊಗ್ಗದ ಆದಿಚುಂಚನಗಿರಿ ಕಾಲೇಜ್ ಇದೆಯಲ್ಲ, ಅಲ್ಲಿ ಓದ್ದ. ಕಡಿಮೆ ಫೀಸು, ಉತ್ತಮ ಶಿಕ್ಷಣ ಕೊಡ್ತಾರೆ ಕಣ್ರಿ, ಆ ಸಂಸ್ಥೆಗೆ ನಾನು ಯಾವಾಗಲೂ ಋಣಿ.
14: ನಿಮ್ಗೆ ಗೊತ್ತಾ, ನನಗೆ ಈಸಿಯಾಗಿ ಇಂಜಿನಿಯರಿಂಗ್ ಸೀಟ್ ಸಿಗೋಕ್ಕೆ ಕಾರಣ ನಮ್ಮ ಆದಿಚುಂಚನಗಿರಿ PU ಕಾಲೇಜು. ಯಾಕೆ ಅಂದರೆ ಇಲ್ಲಿ JEE, NEET, KCET-ಗೆ ಸೂಕ್ತವಾದ ಟ್ರೈನಿಂಗ್ನ ಸ್ಟಾರ್ಟಿಂಗ್ನಿಂದೇ ಕೊಟ್ಟರು. ಸೊ ನನಗೆ ಆರಾಮಾಯಿತು.
15: ಹಾಯ್, ಐ ಎಮ್ ಎ ಡಾಕ್ಟರ್. ಐ ಹ್ಯಾವ್ ಸೀನ್ ಮೆನಿ ಕಾಲೇಜಸ್, ಬಟ್ ಫಾರ್ ದ ಹೊಲಿಸ್ಟಿಕ್ ಡೆವಲಪ್ಮೆಂಟ್ ಆಫ್ ಯುವರ್ ಚಿಲ್ಡ್ರನ್, ದೇರ್ ಇಸ್ ನೋ ಬೆಟರ್ ಕಾಲೇಜ್ ಲೈಕ್ ಶ್ರೀ ಆದಿಚುಂಚನಗಿರಿ PU ಕಾಲೇಜ್, ಶಿವಮೊಗ್ಗ.
16: ಪ್ರತಿ ವಿದ್ಯಾರ್ಥಿಗೆ ದೊರೆಯುತ್ತಿದೆ ಸಮರ್ಥ ಶಿಕ್ಷಣ. ವಿದ್ಯಾರ್ಥಿಯ ಸರ್ವತೋಮುಖ ಪ್ರಗತಿಗೆ ಆದ್ಯತೆ ನೀಡುವ ಮಲೆನಾಡಿನ ಹೆಮ್ಮೆಯ ಸಂಸ್ಥೆ ಶ್ರೀ ಆದಿಚುಂಚನಗಿರಿ ಸ್ವತಂತ್ರ ಪದವಿ ಪೂರ್ವ ಕಾಲೇಜು, ಶರಾವತಿ ನಗರ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 7483710963. ಸಂಖ್ಯೆ ಮತ್ತೊಮ್ಮೆ 7483710963. ವೆಬ್ಸೈಟ್ www.saipuc.org.in.
15: ಉತ್ತಮ ಭವಿಷ್ಯಕ್ಕೆ ಸೂಕ್ತ ಆಯ್ಕೆ
16: ಶ್ರೀ ಆದಿಚುಂಚನಗಿರಿ ಸ್ವತಂತ್ರ ಪದವಿ ಪೂರ್ವ ಕಾಲೇಜು.
4: ಸಿಕ್ಕಾಪಟ್ಟೆ ಶೆಕೆ ಆಗ್ತಿದೆ, ಸ್ವಲ್ಪ ಫ್ಯಾನ್ ಹಾಕಿ.
17: ನೀವೇ ಹೇಳ್ತೀರಾ ಪವರ್ ಮಿಲ್ ಜಾಸ್ತಿ ಬರುತ್ತೆ ಅಂತ.
4: ಇನ್ ಮುಂದೆ ಅದಕ್ಕೆಲ್ಲ ಯೋಚನೆ ಮಾಡ್ಬೇಡ್ವೆ, ಯಾಕಂದ್ರೆ ಟಾಟಾ ಪವರ್ ಸೋಲಾರ್ ರೂಫ್ ಹಾಕ್ಸ್ತಾ ಇದೀನಿ.
17: ಹಾಗಾದ್ರೆ ನಮ್ಮನೆಗೆ ಸೋಲಾರ್ ಹಾಕ್ಸೋದ್ರಿಂದ ಏನ್ ಪ್ರಯೋಜನ ಆಗತ್ತೀರಿ?
4: ನೋಡು, ನಮ್ಮನೆ ವಿದ್ಯುತ್ ನ ನಾವೇ ಉತ್ಪಾದಿಸ್ಕೊಳ್ಬಹುದು. ಇದರಿಂದ 25 ವರ್ಷಗಳ ಕಾಲ ಪವರ್ ಬಿಲ್ ಕಟ್ಟೋದೇ ಬೇಡ. ಜೊತೆಗೆ ಸೋಲಾರ್ ನ ಹಾಕ್ಸೋಕೆ ಕೇಂದ್ರ ಸರ್ಕಾರದ PM ಸೋಲಾರ್ ಘರ್ ಯೋಜನೆಯಿಂದ 78,000 ಸಬ್ಸಿಡಿ ಸಿಗುತ್ತೆ. ಅಷ್ಟಲ್ಲದೆ ಟಾಟಾ ಪವರ್ ಸೋಲಾರ್ ನಿಂದಲೇ ಪ್ಯಾನೆಲ್ ಜೊತೆಯಲ್ಲಿ ಸೋಲಾರ್ ನ ಎಲ್ಲಾ ಉಪಕರಣಗಳಿಗೆ ಟಾಟಾ ವಾರಂಟಿ ಜೊತೆ 25 ವರ್ಷದ ಪರ್ಫಾರ್ಮೆನ್ಸ್ ವಾರಂಟಿ ಕೂಡ ಸಿಗುತ್ತೆ.
17: ಹಾಗಾದ್ರೆ ಈ ಸೋಲಾರ್ ಹಾಕ್ಸೋದಕ್ಕೆ ದುಡ್ಡು ಎಲ್ಲಿಂದ ತರ್ತೀರಾ?
4: ಪ್ರಮುಖ ಬ್ಯಾಂಕ್ ಗಳಿಂದ ಕಡಿಮೆ ಬಡ್ಡಿ ದರದಲ್ಲಿ ದೀರ್ಘಾವಧಿ ಸಾಲ ಸೌಲಭ್ಯ ಕೂಡ ಸಿಗುತ್ತೆ. ಹಾಗಾದ್ರೆ ನೀವು ಸೋಲಾರ್ ಹಾಕ್ಸ್ಬೇಕು ಅಂದ್ರೆ ಹಿಂದೆ ಕಾಂಟ್ಯಾಕ್ಟ್ ಮಾಡಿ
17: SS ಏಜೆನ್ಸೀಸ್, ಅಧಿಕೃತ ಮಾರಾಟಗಾರರು ಟಾಟಾ ಪವರ್ ಸೋಲಾರ್, ಗಾಂಧಿನಗರ ಮುಖ್ಯ ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9449864798. ಸಂಖ್ಯೆ ಮತ್ತೊಮ್ಮೆ 9449846798.
4: 22 ವರ್ಷಗಳಿಂದ ಮಲೆನಾಡು ಸೀಮೆಯಲ್ಲಿ ಅತಿ ಹೆಚ್ಚು ಸೋಲಾರ್ ಅಳವಡಿಸಿರುವ SS ಏಜೆನ್ಸಿಯನ್ನು ಇಂದೇ ಸಂಪರ್ಕಿಸಿ.
1: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
2: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ದೂರಿಯಾಗಿ ಶುಭಾರಂಭಗೊಂಡಿದೆ.
1: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
18: ಸತತ 8ನೇ ಬಾರಿಗೆ CBSE 10ನೇ ತರಗತಿಯಲ್ಲಿ 100% ರಿಸಲ್ಟ್ಸ್.
19: ಹೌದು, ಇದು ಶಿವಮೊಗ್ಗದ ಜ್ಞಾನಸಾಗರ ಸೆಂಟ್ರಲ್ ಸ್ಕೂಲ್ನ ಐತಿಹಾಸಿಕ ಸಾಧನೆ. ಈ ಬಾರಿಯೂ ಪರೀಕ್ಷೆಗೆ ಹಾಜರಾದ 46 ವಿದ್ಯಾರ್ಥಿಗಳಲ್ಲಿ 31 ವಿದ್ಯಾರ್ಥಿಗಳು ಡಿಸ್ಟಿಂಕ್ಷನ್ನಲ್ಲಿ ತೇರ್ಗಡೆಯಾಗುವ ಮೂಲಕ ಹೊಸ ದಾಖಲೆ ಬರೆದಿದ್ದಾರೆ. ಅದರಲ್ಲೂ 94.2% ಅಂಕಗಳೊಂದಿಗೆ ಸಾಹಿತ್ಯ TM ಶಾಲೆಗೆ ಕೀರ್ತಿ ತಂದಿದ್ದಾರೆ.
4: ಸವಳಂಗ ರಸ್ತೆಯಲ್ಲಿರುವ ಈ ಶಿಕ್ಷಣ ದೇಗುಲದಲ್ಲಿ ಈಗ 2026-27 ಅಡ್ಮಿಷನ್ ಆರಂಭವಾಗಿದೆ. ರೂರಲ್ ಕೋಟಾ ಸೌಲಭ್ಯ, ಸ್ಪೋರ್ಟ್ಸ್ ಮತ್ತು ಮಗುವಿನ ಸರ್ವತೋಮುಖ ಬೆಳವಣಿಗೆಗೆ ಒತ್ತು.
20: ನಿಮ್ಮ ಮಗುವಿನ ಭವಿಷ್ಯ ನಮ್ಮ ಜವಾಬ್ದಾರಿ. ಸೀಟ್ಸ್ ಆರ್ ಫಿಲ್ಲಿಂಗ್ ಫಾಸ್ಟ್. ತಡ ಮಾಡದೆ ಈ ಕೂಡಲೇ ಕರೆ ಮಾಡಿ 9620456100.
11: ಮತ್ತೊಮ್ಮೆ ಕಾಫಿ ವಿತ್ ಆರ್ಜೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಆರ್ಜೆ ಮಹಾಲಕ್ಷ್ಮಿ. ಸ್ನೇಹಿತರೆ, ಈ ದಿನ ಕಾಫಿ ವಿತ್ ಆರ್ಜೆ ಕಾರ್ಯಕ್ರಮದಲ್ಲಿ ಆಗಿನ ಮದುವೆ ಊಟಗಳಿಗೂ ಈಗಿನ ಮದುವೆ ಊಟಕ್ಕೂ ಯಾವ ರೀತಿಯೆಲ್ಲ ವ್ಯತ್ಯಾಸಗಳನ್ನ ಕಾಣ್ತಾ ಇದ್ದೀರಿ ಅನ್ನೋದ್ರ ಬಗ್ಗೆ ಮಾತಾಡ್ತಾ ಇದ್ದೆ. ನನ್ನೆಲ್ಲ ಪ್ರೀತಿಯ ಕೇಳುಗರು ಕೂಡ ಒಬ್ರಿಗಿಂತ ಒಬ್ರು ತುಂಬ ಚೆನ್ನಾಗಿ ಅವರ ಒಂದು ಅನಿಸಿಕೆ ಅಭಿಪ್ರಾಯಗಳನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ನೀವು ಕೂಡ ಇದ್ರ ಬಗ್ಗೆ ಮಾತಾಡ್ಬೋದು. 9686096279 ಕರೆ ಮಾಡಿ ಈ ವಿಷಯದ ಕುರಿತು ನಿಮ್ಮ ಒಂದು ಅನಿಸಿಕೆ ಅಭಿಪ್ರಾಯಗಳನ್ನ ನಮ್ಮೊಟ್ಟಿಗೆ ಹಂಚ್ಕೊಳ್ಳಿ ಅಂತ ಹೇಳ್ತಾ ಮತ್ತೊಂದು ಕರೆ ಸಿದ್ಧವಾಗಿದೆ, ಮಾತಾಡೋಣ. ನಮಸ್ತೆ.
21: ಶುಭ ಸಂಜೆ ಮೇಡಮ್.
11: ಶುಭ ಸಂಜೆ. ಷಡಾಕ್ಷರಿ ಸರ್ ಹೇಗಿದ್ದೀರಿ?
21: ಆರಾಮಿದ್ದೆ. ಬಿಸ್ಲಣ್ಣ ತಿನ್ಕಂತ.
11: ಎಂತ ಹಣ್ಣು ಸರ್?
21: ಬಿಸ್ಲಣ್ಣ.
11: ಬಿಸ್ಲಣ್ಣು ಸರ್, ನಿಜವಾಗ್ಲೂ ನನಗೆ ಗೊತ್ತಾಗ್ಲಿಲ್ಲ ನೀವು ಹೊಟ್ಟೆ ಉರಿಸ್ತಾ ಇದ್ದೀರಾ ಹೇಳಿ. ಬೆಲ್ಲಣ್ಣು ಗೊತ್ತು, ಬಿಸ್ಲಣ್ಣು ನಿಜವಾಗ್ಲೂ ಗೊತ್ತಿಲ್ಲ.
21: ಇದು ಬರ್ತಾ ಬಿಸ್ಲು ಇದೆಯಲ್ಲ ಅದ್ರಲ್ಲಿ ನಿಂತ್ಬಿಟ್ರೆ ಅದೇ ಬಿಸ್ಲಣ್ಣು, ಯಾವೆಲ್ಲ ತೊಂಡೆ ಹಣ್ಣಾಗ ಹೋಗ್ತಾವಲ್ಲ.
11: ಓ ಅಬ್ಬಾ ಅಬ್ಬಾ ಅಬ್ಬಾ, ಏನ್ ಲಾಜಿಕ್, ಏನ್ ಮ್ಯಾಜಿಕ್ ಸರ್. ನಾನಂದ್ರೆ ಯಾವ್ದೋ ಹೊಸ ಹಣ್ಣು ನಿಮ್ ತೋಟದಲ್ಲಿ ಬಿಟ್ಟಿದೇನೋ ಅನ್ಕೊಂಡೆ.
21: ಇದು ಬೇಸಿಗೆ ಬಂದಾಗೆಲ್ಲ ಸಿಗುತ್ತೆ ನಮಗೆ.
11: ಹೌದಾ? ಓಕೆ, ಸೂಪರ್ ಸರ್. ಮತ್ತೆ ಯಾವೆಲ್ಲ ತರಕಾರಿಗಳನ್ನ ಬೆಳಿತಾ ಇದ್ದೀರಿ?
21: ಇವಾಗ ಟೊಮೆಟೊ ಹಚ್ಚಲಿಕ್ಕೆ ರೆಡಿ ಮಾಡ್ತಾ ಇದ್ದೇವೆ, ಡ್ರಿಪ್ ಮಾಡ್ತಾ ಇದ್ವಿ.
11: ಓಕೆ.
21: ಕಾರ್ಯಕ್ರಮ ಕೇಳ್ತಾ ನಾನು ನಮ್ಮ ತಮ್ಮರು.
11: ಹಂಗೆ ನಿಮ್ಮ ಮದ್ವೆ ದಿನಗಳು ನೆನಪಾಗ್ಬಿಟ್ವೋ, ಏನ್ ಕತೆ?
21: ಹೌದು, ಅದು ಮರ್ಯಾದಾಗದ ನೆನಪುಗಳು ಅವನ್ ಮಾತ್ರ ಆಗತ್ತಾ.
11: ಓ, ಸವಿ ಸವಿ ನೆನಪು, ಸಾವಿರ ನೆನಪು.
21: ಸಾವಿರ ಅಲ್ಲ ಇದು, ಅದಕ್ಕಿಂತ ಹೆಚ್ಚಾಗೋಯ್ತು.
11: ಓ ಹಂಗೆ, ಅಬ್ಬಾ. ಸರ್ ಹೇಳಿ, ಆಗಿನ ಊಟಕ್ಕೂ ಈಗಿನ ಊಟಕ್ಕೆ ಏನೆಲ್ಲ ವ್ಯತ್ಯಾಸ ಕಾಣ್ತಾ ಇದ್ದೀರಿ?
21: ಆಗಿನ ಊಟಕ್ಕೂ ಈಗಿನ ಊಟಕ್ಕೂ ತುಂಬಾ ವ್ಯತ್ಯಾಸಗಳಿಗೆ ಕಂಡು ಬರ್ತದವೆ. ಅವಾಗೆಲ್ಲ ನಾ ಪುಷ್ಟಿದಾಯಕ ಮಾಡುವಂತ ಅಡಿಗೆಗಳ್ ಮಾಡ್ತಿದ್ರು. ಈಗೆಲ್ಲ ಊಟ ಮಾಡಿ ಮನೆ ಬರತ್ತಿ ಇರೋದಿಲ್ಲ, ಮತ್ತಲ್ಲೇ ಮನೆಯಲ್ಲಿ ಊಟ ಮಾಡ್ಬೇಕು, ಆ ತರ ಆಗುತ್ತೆ.
11: ಕರೆಕ್ಟ್ ಪಾಯಿಂಟ್ ಸರ್ ಇದು. ಹೌದು,
21: ಅದು ಏನಿದೆ ಗೊತ್ತಿಲ್ಲ. ನಾನು ಇತ್ತೀಚೆಗೆ ನೋಡ್ತಾ ಇದ್ದೇನಲ್ಲ, ಮತ್ತೆ ಮನೆ ಬಂದ್ರೆ ಹಸುವಾಗುತ್ತೆ, ಅದ್ ಏನು ಅಂತ ಗೊತ್ತಿಲ್ಲ. ಊಟ ಅಂತೂ ಚೆನ್ನಾಗೇ ಮಾಡ್ತೇವೆ, ಆದ್ರೂ ಹೊಟ್ಟೆ ತುಂಬಾ ಆಗಿರೋದಿಲ್ಲ. ನಮ್ಮ ಮನೆ ಊಟನೇ ನಮಗೆ ಕರೆಕ್ಟ್.
11: ಸರ್, ನಿಮ್ಮ ಮದುವೆ ಮನೇಲಿ ಏನಾದ್ರು ಈ ವೆಲ್ಕಮ್ ಡ್ರಿಂಕ್ಸ್, ಚಾಟ್ಸ್ ಐಟಮ್ ಮಾಡಿಸಿದ್ರಾ ಅಥವಾ ಖಾರ ಮಂಡಕ್ಕಿ, ಅವಲಕ್ಕಿ?
21: ಅವೆಲ್ಲ ಇಲ್ಲ, ನಮ್ಮ ಸಂಪ್ರದಾಯದ ಪದ್ಧತಿಯಲ್ಲೇ ಮಾಡಿದ್ವಿ.
11: ಓಕೆ.
21: ಯಾಕಂದ್ರೆ ಅಲ್ಲೇ ಮದುವೆ ಆಗಿ ನಮ್ದಲ್ಲೇ 22ನೇ ವರ್ಷ ಇದು.
11: ವಾವ್, ಸೂಪರ್.
21: ಮುಗಿತಾ ಒಂದು 23 ಕಾಲಿಡ್ತೇವೆ ಮೇ ತಿಂಗಳು ಮುಗಿದ್ರೆ.
11: ಓ, 22 ವರ್ಷದ ವೈವಾಹಿಕ ಜೀವನ.
21: ಹೌದು.
11: ಓಕೆ, ಏಳು ಬೀಳುಗಳನ್ನೆಲ್ಲ ಕಂಡಿದ್ದೀರಿ?
21: ಬೇಕಾದಷ್ಟು ಕಂಡಿದ್ದೇವೆ.
11: ಓಕೆ ಸರ್.
21: ಹಾಗೆ ಅಡಿಗೆ ಅಂತ ಬಂದಾಗ ನಮಗೆ ಗೊತ್ತಿದ್ದಂಗೆ ನಾವೆಲ್ಲ ಮಾಲ್ಡಿ ತಿರುತ್ತಾ ಇದ್ವಿ.
11: ಮಾಲ್ಡಿ? ಕರೆಕ್ಟ್ ಸರ್, ಕೇಳಿದ್ದೆ. ನಾನು ಜಾಸ್ತಿ ತಿಂದಿಲ್ಲ.
21: ನಮ್ಮಲ್ಲೆಲ್ಲ ಮೊದಲು ಮಾಡ್ತಿದ್ರು ಅವನ್ನ. ನಾವೆಲ್ಲ ಚಿಕ್ಕ ಮಕ್ಕಳಿದ್ದಾಗ ಅವೆಲ್ಲ ಈಗ ಇವು ಇರೋಲ್ಲ, ರುಬ ಗುಂಡುಗಳು ಇರೋವಲ್ಲ, ದುಂಡಿ ಅಂತ
11: ಅಲ್ಲ,
21: ದುಂಡಿಗಳು,
11: ದುಂಡಿಗಳ. ಓಕೆ.
21: ಒಂದ್ ಹಾಸಿಗಲ್ಲಿರುತ್ತೆ, ಮೇಲೊಂದು ದುಂಡಿ
11: ದುಂಡು
21: ಆತರ. ಈಗಲೂ ಈಗ ನಮ್ಮನೆಯಲ್ಲಿದೆ, ನಾವೆಲ್ಲ ಅದರಲ್ಲೇ ಒಂದ್ ಸ್ವಲ್ಪ ಚಟ್ನಿ ಅದನ್ನು ಮಾಡೋದು, ಒಳ್ಳೆ ರುಚಿ ಕೊಡುತ್ತೆ ಅದರಿಂದ.
11: ಹೌದು.
21: ಆತರನ ಅವನ್ನ ಈಸ್ಲು ಚಾಪೆ ಅಂತ ಬರೋವು.
11: ಓಕೆ.
21: ಆ ಚಾಪಿಗಳ ಮೇಲೆ ನಮ್ಮ ಇಲ್ಲೆಲ್ಲ ಸುತ್ತಮುತ್ತಲ ಕಬ್ಬು ಬೆಳೀತಾ ಇದ್ರು. ಆ ಕಬ್ಬನ್ನ ಇಲ್ಲೇ ಆಲೆಮನೆಗಳಿದ್ವು. ಆ ಆಲೆಮನೆಯಿಂದ ಬೆಲ್ಲನೆಲ್ಲ ಖರೀದಿ ಮಾಡಿಬಿಟ್ಟು ಅದನ್ನ ತಿರುತ್ತಾ ಇದ್ರು. ನಾವೆಲ್ಲ ಈ ಚುಂಚಿಗ ಅಂತ ಬರುತ್ತಲ್ಲ, ಈಗೆಲ್ಲ ಚಪಾತಿ ತಿರು ಹಾಕಲ್ಲ ಉಪಯೋಗಿಸ್ತಾರಲ್ಲ, ಆತರ ನಮ್ಮಲ್ಲಿ ಎಲ್ಲ ಕಬ್ಬಣದಲ್ಲಿ ಕಮ್ಮರಿಗೆಯವ್ರ ಹತ್ರ ಮಾಡಿಸಿರೋರು ಅವನ್ನ. ಎಲ್ಲಾ ಮನೆಯಲ್ಲೂ ಇರ್ತವೆ, ಯಾಕಂದ್ರೆ ರೊಟ್ಟಿ ಎತ್ತಿ ಹಾಕ್ಲೇ ಬೇಕಲ್ಲ. ಆತರ ಇರೋವು ಅವನ್ನೆಲ್ಲ ನಾವು ಮಕ್ಕಳ ನಮ್ ಕೈಯಲ್ಲಿ ಕೊಟ್ಟಿರೋ ಅದನ್ನ ಎದ್ದು ನಾವು ಕಲ್ಲಿಗೆ ದಬ್ಬಬೇಕು ನುರಿಲಿಕ್ಕೆ. ಅದು ಅದೆಲ್ಲ ಅನುಭವ ಇದೆ ನಮಗೆ.
11: ಸೂಪರ್ ಸರ್. ಓಕೆ. ಹಾಗೆ ಇತ್ತೀಚೆಗೆ
21: ಅಷ್ಟಾದ್ರೆ ಈಗೆಲ್ಲ

0: ಹಾಸ್ಕೊಂಡು ಎಲೆ ಮೇಲೆ ಬಿಟ್ ಬಿಟ್ಟು ಹೋಗಂತ ಜನ ಇದಾರೆ ಈಗ.
1: ನಿಜ ನಿಜ ನಿಜ
0: ಹಾಗಲ್ಲ, ಅದನ್ನ ವೇಸ್ಟ್ ಮಾಡಬಾರ್ದು ಅಂತ ಬಹಳ ಇದರಿಂದ ನೀಡೋರು. ಬೇಕಾದ್ರೆ ಇನ್ನೂ ಒಂದ್ಸರಿ ತರ್ತೀವಿ, ರುಚಿ ಬಡಿಸ್ಕೊಂಬಡ್ರಿ ಅಂತಂದ ಹೇಳಿ ಅವಾಗ ಊಟ ಮಾಡೋರು ಅಷ್ಟೇ, ಬೇಕಾದಷ್ಟು ನೀಡ್ಸ್ಕೊಂಡು ಎಲೆ ಮೇಲೆ ಏನು ಬಿಡ್ತಿರ್ಲಿಲ್ಲ. ಅವಾಗೆಲ್ಲ ಪತ್ರೆವಳೆ ಅಂತ ನಾವು ಮುತ್ಲ ಅಂತ ಹೇಳಿದ್ರಲ್ಲ, ಈಗ ಆತರ ನಮ್ಮ ಐದ್ ಎಲೆ ಅಲ್ಲ ಏಳು ಎಲೆ ಸೇರಿಸ್ಬಿಟ್ಟು ಆ ಕಡ್ಡಿಯನ್ನೆಲ್ಲ ಚುಂಚ್ಬಿಟ್ಟು ಎಲೆಗಳನ್ನ ತಯಾರು ಮಾಡೋರು.
1: ಹೌದು,
0: ಅವೆಲ್ಲ ಅದ್ರ ಊಟ ಮಾಡಿದ್ ನೆನಪಿದೆ. ಅವ್ ತಮ್ಮಸಿಗೋಸ್ಕರ ಆ ಎಲೆಗಳನ್ನೆಲ್ಲ ಕಡ್ಡಿನೆಲ್ಲ ಕಿತ್ತವ್ರ ಎಲೆ ಹತ್ಬೇಕಾದ್ರೆ ಕೆಳಗ ಚೆಲ್ಲೋ ಅಂತ ತಮಾಷೆ.
1: ನಿಜ ನಿಜ ನಿಜ.
0: ಒಂದ್ ಮದುವೆಯಲ್ಲಿ ಏನಾಯ್ತು ಅಂದ್ರೆ, ಒಂದು ಘಟನೆ ಹೇಳ್ಬಿಡ್ತೀನಿ. ಒಬ್ರು ಬೀಗ್ರವ್ರು, ಯಾರು ಏನಂತ ಹೇಳಕ್ ಹೋಗೋದಿಲ್ಲ, ಬಂದಿದ್ರು. ಬಂದಾಗ ಅವ್ರು ರಾತ್ರಿನೇ ಬಂದಿದ್ರು, ಉಪ್ಪಿನಕಾಯಿ ಉಪ್ಪಿನಕಾಯಿ ಉಪ್ಪಿನಕಾಯಿ ಅಂತಂದ ಹೇಳಿ ಬಹಳ ಉಪ್ಪಿನಕಾಯಿ ತಿನ್ನೋರು. ಬೆಳಗ್ಗೆ ಏನ್ ಮಾಡಿದ್ವಿ ಅಂದ್ರೆ, ತೆಂಗಿನ ಸಿಪ್ಪೆ ಹಸಿ ಸಿಪ್ಪೆ ತೆರೆದ್ಬಿಟ್ಟು ಉಪ್ಪಿನಕಾಯಿನ ರಸಿಯಲ್ಲಿ ಎದ್ದಿಟ್ವಿ. ಜಗಿ ಜಗಿ ಜಗಿ,
1: ಅಯ್ಯೋ ಅವ್ರಿಗೆ ಕಂಡಿಡಿಲಿಕ್ಕೆ ಆಗ್ಲಿಲ್ವಾ?
0: ಇಲ್ಲ ಇಲ್ಲ, ನಾರು ನಾರ್ ತರ ಇತ್ತ, ಜಗ ಜಗ ಸುಮ್ನೆ ಇಡೋರು, ರಸ ಸೀಕರು ಹಾಗೆ ಇಡೋರು. ಇಂತವೆಲ್ಲ ತಮಾಷೆಗಳು ಬಹಳ ಕೀಟ್ಲೆ ಮಾಡ್ತಾ ಇದ್ವಿ ಮದಿ ಮನೆಗಳಲ್ಲಿ. ಆಮೇಲೆ ಮೊದಲು ಹೇಗೆ ಅಂದ್ರೆ, ಬೀಗರು ಬಂದಾರೆ ಅಂದ್ರೆ ಬೆಲ್ಲ ನೀರು ತಗೊಂಡ್ ಹೋಗ್ತಿದ್ವಿ ಮಂಡಕ್ಕಿ.
1: ಕರೆಕ್ಟ್.
0: ಆ ಮಂಡಕ್ಕಿ ಪಟ್ಟಣಗಳಲ್ಲಿ ಹತ್ತಿ ಕಾಳ ಮಿಕ್ಸ್ ಮಾಡೋದು, ಒಣ ಮೆಣಸಿನಕಾಯಿಗಳನ್ನ ಕಟ್ಟಿ ಪಟ್ಟಣ ಕಟ್ಕೊಡೋದು. ಅವಾಗ್ಲೂ ಮದ್ವೆ, ಈಗ ಯಾರು ಮಾಡಲ್ಲ ಬಿಡಿ.
1: ಈಗ ನೋಡಿ ಸರ್ ಒಂದಿಷ್ಟು ಬದಲಾವಣೆ, ಆ ಬೆಲ್ಲದ ನೀರ್ ಬದಲಾಗಿ ಈಗ ಪಾನಕ ಮತ್ತೆ ಜ್ಯೂಸ್ ಗಳು ಬಂದಿದೆ.
0: ಜ್ಯೂಸ್ ಗಳು ಬಂದಿದೆ ಈಗ. ಹೌದು, ಮೊದಲೆಲ್ಲ ಪಾನಕ ಕುಡಿತಿದ್ವಿ.
1: ಹೌದೌದು, ಈಗ ಮಂಡಕ್ಕಿ ಅವಲಕ್ಕಿ
0: ಬೆಲ್ಲ ನೀರು.
1: ಹೌದು, ಆ ಮಂಡಕ್ಕಿ ಅವಲಕ್ಕಿ ಬದಲಾಗಿ ಚಾಟ್ಸ್ ಐಟಮ್ ಬಂದಿದೆ.
0: ಹೌದು,
1: ಒಂದಿಷ್ಟು ಎಷ್ಟು ಬದಲಾವಣೆ
0: ಅಂದ್ರೆ ನೋಡಿ ಅದೇ. ಆದ್ರೆ ಇದು ರುಚಿಗಷ್ಟೇ, ಬಾಯಿಗಷ್ಟೇ, ಇದು ದೇಹಕ್ಕೆ ಯಾವ್ದು ಪುಷ್ಟಿದಾಯಕ ಅಲ್ಲ ಅಂತ ನನ್ನ ಅನ್ಸಿಕೆ. ಬಾಯಿ ಚಪ್ಪಲ ಅಂತ ಹೇಳ್ತಾರೆ ನೋಡ್ರಿ, ಅಷ್ಟೇ ಇದು ಸೀಮಿತ.
1: ಥ್ಯಾಂಕ್ ಯು.
0: ಹಾಗೆ ನಿಮ್ಮ ಮದುವೆ ಆದ ಘಟನೆಗಳನ್ನು ಕೊನೆಯಲ್ಲಿ ಭಾಗದಲ್ಲಿ ಹೇಳ್ಬೇಕು. ಯಾಕೆಂದ್ರೆ ನಮ್ ನಾವೆಲ್ಲ ಕೇಳಿದ್ರೆಲ್ಲ ಹಂಚ್ಕೊಂತ ಇದ್ದೇವೆ, ನಮ್ಗೊಂದ ಇದು ಇರುತ್ತೆ, ಖುಷಿ ಇರುತ್ತೆ. ನಿಮ್ಮ ಮದುವೆ ಆದ ಘಟನೆ ಒಂದ್ ಸ್ವಲ್ಪ.
1: ಸರ್ ನಮ್ ಮದ್ವೆಗಳಲ್ಲಿ ವೆಲ್ಕಮ್ ಡ್ರಿಂಕ್ಸ್ ಅದೆಲ್ಲ ಇತ್ತು, ಆದ್ರೆ ಫೋಟೋ ಶೂಟ್ ಅವೆಲ್ಲ ಇರ್ಲಿಲ್ಲ.
0: ಅಲ್ಲ, ನಮ್ಮ ಮದ್ವೆಲ್ಲ ಇರ್ಲಿಲ್ಲ ಬಿಡ್ರಿ.
1: ಓಹೋ,
0: ಅಂದ್ರೆ ನಾವೆಲ್ಲ ಗುಂಪು ಗುಂಪಲ್ಲಿ ತೆಗಿಸ್ತಾ ಇದ್ವಿ ನೋಡ್ರ.
1: ನಿಜ ನಿಜ,
0: ಗುಂಪು ಈಗ ಆಗಲ್ಲ. ಹಂಗೆ ಒಂದ್ ಮೂವರ್ ನಾಲ್ವರು ಬಂದ್ರು ಅಂದ್ರೆ ಆತರ.
1: ನಿಮಗೆ ಅಶ್ವಿನಿ ನಕ್ಷತ್ರ ಕಾಣಿಸುತ್ತ ಸರ್?
0: ನಾವು ಅವ್ ನಮ್ಮ ಮನೆಯವ್ರಿ ತೋರಿಸಿದ್ವಿ, ನಾವ್ ಹೇಳೋದಲ್ಲ ಸುಳ್ಳು, ಅದ್ ನೋಡ್ತಾ ಇದ್ವಿ.
1: ಓಕೆ ಸರ್, ಓಕೆ, ಥ್ಯಾಂಕ್ ಯು ಸರ್, ನಿಮ್ಮ ಒಟ್ಟಿಗೆ ಮಾತಾಡಿ ಖುಷಿ ಆಯ್ತು.
0: ಅವಕಾಶ ಕೊಟ್ಟಿದ್ದಕ್ಕಾಗಿ ಧನ್ಯವಾದಗಳು.
1: ಎಸ್ ಸರ್, ಎಸ್ ಸರ್. ಓಕೆ, ಮತ್ತೊಂದು ಕರೆ ತೆಗೆದುಕೊಳ್ಳೋಣ. ನಮಸ್ತೆ.
2: ಹಲೋ,
1: ನಮಸ್ಕಾರ.
2: ನಮಸ್ಕಾರ, ಗುಡ್ ಈವ್ನಿಂಗ್.
1: ಗುಡ್ ಈವ್ನಿಂಗ್, ರಾನಡ ಸರ್.
2: ಹೇಳಿ ಮೇಡಮ್,
1: ಹೇಗಿದ್ದೀರಿ?
2: ಫೈನ್ ಮೇಡಮ್, ನೀವು?
1: ನಾ ಆರಾಮಾಗಿದ್ದೀನಿ. ಯಾಕೆ ಸರ್ ಇಷ್ಟೊಂದು ಗಾಂಭೀರ್ಯವಾಗಿ ಮಾತಾಡ್ತಾ
2: ಸ್ಟಾರ್ಟ್ ಮಾಡ್ತೀನಿ ನೋಡಿ. ಇಲ್ಲ, ನಾನು ಬೇರೆ ಏನೋ ಮಾತಾಡ್ತಿದ್ದೆ, ಸಡನ್ ಆಗಿ ಸಿಕ್ತು.
1: ಛೇ,
2: ಹೇಳಿ ಮೇಡಮ್, ಏನು ಸಮಾಚಾರ?
1: ನೀವು ಹುಲಿ ಗರ್ಜನೆ ಮಾಡ್ದಂಗ
2: ಮಾಡೋಣ.
1: ನಿಮಗೆ ಇದು ತುಂಬಾ ಸೂಕ್ತವಾದ ಟಾಪಿಕ್ ಅನ್ಸುತ್ತೆ ಸರ್, ಯಾಕಂದ್ರೆ ನೀವು ರೀಲ್ಸ್ ಎಲ್ಲ ಮಾಡ್ತಾ ಇರ್ತೀರಿ, ಆಗಿನ ಕಾಲದ ಮದುವೆಗೆ ಈಗಿನ ಕಾಲದ ಮದುವೆಗೆ ಯಾವ ರೀತಿ ವ್ಯತ್ಯಾಸ ಕಾಣ್ತಾ ಇದ್ದೀರಂತ ಫಟಾಫಟ.
2: ಮದ್ವೆನಾ ಮೇಡಮ್?
1: ಹಾ ಸರ್.
2: ಹೌದಾ, ಹಾಗೆ ನಾವು ಚಿಕ್ಕವರು ಇದ್ದಂಗ ನೋಡಿದ ಮದುವೆಗೂ ಈಗ ಬಹಳ ವ್ಯತ್ಯಾಸ ಇದೆ.
1: ಊಟದಲ್ಲಿ
2: ಊಟದಲ್ಲ, ನಾವು ಚಿಕ್ಕವ್ರು ಇದ್ದಾಗ ಏನಾಗ್ತಿತ್ತು ಅಂದ್ರೆ, ಅವ್ರವ್ರ ಮನೆಗಳಲ್ಲೇ ಆದಷ್ಟು ಮದುವೆ ಮಾಡ್ತಾ ಇದ್ರು, ಅಥವಾ ಹಳ್ಳಿಗಳಲ್ಲಿ ಇರ್ತಕ್ಕಂತ ಸಣ್ಣ ದೇವಸ್ಥಾನಗಳಲ್ಲಿ ಇವರೇ ಚಪ್ರ ಹಾಕಿ ಹಳ್ಳಿ ಅವರೇ ಎಲ್ಲ ತಯಾರು ಮಾಡಿ ಅಲ್ಲಿ ಲೋಕಲ್ ಭಟ್ರೆ ಎಲ್ಲ ಟ್ರೆಡಿಷನಲ್ ಅಡಿಗೆ ಮಾಡಿ ಎಲ್ಲ ಬಡಿಸ್ತಾ ಇದ್ರು. ನಮ್ಗೆ ಅದು ಹಳ್ಳಿ ರುಚಿ ಸಿಗ್ತಾ ಇತ್ತು. ಫುಲ್ ಎಲ್ಲ ಏನಂದ್ರೆ ಅಲ್ಲಿ ಸುತ್ತಮುತ್ತ ಜನ ಸೇರ್ಕೊಂಡು ಆದಷ್ಟು ಎಲ್ಲ ಕೈ ಕೆಲಸದಲ್ಲೇ ನಡೀತಾ ಇತ್ತಲ್ಲ, ಆರ್ಟಿಫಿಷಿಯಲ್ ಕಡಿಮೆ ಇತ್ತು, ನೀರನ್ನೆಲ್ಲ ಕೈಯಲ್ಲೇ ಕೊಡ್ತಾ ಇದ್ರು. ಆಮೇಲೆ ಮನೆ ಮುಂದೆನೆ ಚಪ್ರ ಹಾಕಿ ಮದ್ವೆ ಮಂಟಪ ಕಟ್ಟಿ ಮನೆ ಮುಂದೆನೆ ವಾಲ್ಗ ಉತ್ಸಿ ಮದ್ವೆ ಮಾಡ್ತಿದ್ರು, ನೆಂಟರೆಲ್ಲ ಮನೆಗೆ ಬರ್ತಿದ್ರು ಆಗಿನ ಕಾಲದಲ್ಲಿ. ಈಗಿನ ಮದ್ವೆಗೂ ಆಗಿನ ಮದ್ವೆಗೂ ಹೋಲಿಸ್ಬಿಟ್ರೆ ಅವಾಗ ದುಡ್ಡಿನ ಖರ್ಚು ಕಡಿಮೆನೆ ಇತ್ತು, ಇನ್ಕಮ್ ಕಮ್ಮಿ ಇತ್ತು, ದುಡ್ಡಿನ ಖರ್ಚು ಕಮ್ಮಿ ಇತ್ತು, ಆಡಂಬರನು ಕಡಿಮೆ ಇತ್ತು. ಅವಾಗ ಮೊಬೈಲ್ ಇರ್ಲಿಲ್ಲ, ಬರೀ ಫೋಟೋ ಅಷ್ಟೇ, ಒಂದಿಷ್ಟು ಫೋಟೋಗಳು ಹೊಡೆದ್ಬಿಟ್ರೆ ಮುಗೀತು. ಮತ್ತೆ ಹುಡುಗ ಹುಡುಗಿ ಮೇಕಪ್ ಅಲ್ಲೂ ಅಂತದೇನು ಗ್ರ್ಯಾಂಡ್ ಇರ್ತಿರ್ಲಿಲ್ಲ, ನಾ ಚಿಕ್ಕವರಿದ್ದ ನೋಡಿದ್ದು. ಈಗ ಅದಕ್ಕೆ ವಿರುದ್ಧವಾಗಿದೆ ಮೇಡಮ್, ಹೇಳ್ಬೇಕಂದ್ರೆ ಎಲ್ಲ ಫುಲ್ ಚೇಂಜ್, ಎಲ್ಲ ಗ್ರ್ಯಾಂಡ್ ಗ್ರ್ಯಾಂಡ್. ಇನ್ನು ನಾನು ಪ್ರತಿ ಮದ್ವೆಗೂ ಹೋದಾಗ ಒಂದೊಂದ್ ಮದ್ವೆಲ್ಲಿ ಒಂದೊಂದ್ ತರ ಚೇಂಜ್ ಚೇಂಜ್ ಕಾಣ್ತಾನೆ ಇದ್ದೀನಿ. ಅದು ಈಗ ನ್ಯೂ ಜನರೇಷನ್ ಅಂತೂ ಈ ರಿಸೆಪ್ಷನ್ ಅಲ್ಲಿ ಮದ್ವೆ ಟೈಮ್ ಅಲ್ಲಿ ಹುಡುಗ ಹುಡುಗಿ ಕರ್ಕೊಂಡ್ಬರುವಾಗ ಪ್ರತಿ ಮದ್ವೆಲ್ಲೂ ಅಬ್ಸರ್ವ್ ಮಾಡ್ತೀನಿ, ಒಂದು ಹೊಸ ಹೊಸ ತರದ್ದು ಏನಾದ್ರು ಒಂದು ಮೆಥಡ್ ಅಲ್ಲಿ ಯೂಸ್ ಮಾಡಿ ಹೊಸ ಹೊಸ ಸ್ಟೈಲ್ ಅಲ್ಲಿ ಡ್ಯಾನ್ಸ್ ಹಾಡು ಎಲ್ಲಾ ಮಾಡ್ತಾರೆ. ಈಗ ಇತ್ತೀಚಿನ ಮದುವೆಗಳಲ್ಲಿ

0: ಏನಾಗಿದೆ ಅಂದ್ರೆ ಅದು ಮದುವೆ ಪಡಿ ಮದುವೆ ನಡೀತಿರುತ್ತೆ, ಎಂಜಾಯ್ ಮಾಡೋರು ಎಂಜಾಯ್ ಮಾಡ್ತಾ ಇರ್ತಾರೆ. ಆಮೇಲೆ ದುಡ್ಡು ಇವಾಗ ಫುಲ್ ಕಾಸ್ಟ್ಲಿ ಎಲ್ಲ, ಅಂದ್ರೆ ಚೌಟ್ರಿಲೇ ಮಾಡ್ತಾರೆ ಮ್ಯಾಕ್ಸಿಮಮ್, ಮತ್ ಹೋಗೋರ್ ಬರೋ ಜನನು ಜಾಸ್ತಿ. ಆಗಿನ ಮದುವೆ ಬರ್ಸಿದ್ರೆ ಈಗಿನ ಮದುವೆ ಖರ್ಚು ಜಾಸ್ತಿ. ಮತ್ತೆ ಅವಾಗೆಲ್ಲ ಸ್ವಲ್ಪ ಟ್ರೆಡಿಷನಲ್ ಆಗಿ ಇರ್ತಿತ್ತು, ಈಗ ಟ್ರೆಡಿಷನಲ್ ಗಿಂತ ಆಡಂಬರನೇ ಜಾಸ್ತಿ ಆಗಿದೆ. ಇರ್ಲಿ, ಯಾಕಂದ್ರೆ ಕಾಲಕ್ಕೆ ತಕ್ಕಂತೆ ನಡೆಯಬೇಕು, ಕಾಲಕ್ಕೆ ತಕ್ಕಂತೆ ಕುಣಿಬೇಕು ಅನ್ನೋ ಹಾಗೆ ಈಗಿನ ಜನರೇಷನ್ ಗೆ ಇದೇ ಖುಷಿ ಆಗುತ್ತೆ. ಈಗ ಮಾಡ್ತಿರೋದು ಚೆನ್ನಾಗಿದೆ, ಅವಾಗಿಂದ ಚೆನ್ನಾಗಿತ್ತು, ಇವಾಗಿಂದ ಚೆನ್ನಾಗಿದೆ, ಇನ್ನು ಮುಂದೆ ಎಂತೆಂಥದ್ ಬರುತ್ತೆ ನಾವು ನೋಡ್ಬೇಕು.
1: ಓಕೆ ಸರ್, ಓಕೆ, ಥ್ಯಾಂಕ್ ಯು ಸರ್.
0: ಥ್ಯಾಂಕ್ ಯು, ನೀವು ಕೊಟ್ಟಿದ್ದ ಟೈಮಲ್ಲಿ ಬೇಗ ಬೇಗ ಎಲ್ಲ
1: ಹೇಳ್ಬಿಟ್ಟೆ. ಎಸ್ ಸರ್, ಎಸ್ ಸರ್. ಸ್ನೇಹಿತರೆ, ಇದಾಗಿತ್ತು ಈ ದಿನದ ವಿಷಯ. ಎಸ್, ಖಂಡಿತವಾಗ್ಲೂ ನಾನು ಆಗಲೇ ಮಾತಾಡ್ತಾ ಎಸ್ ಅಶ್ವಿನಿ ನಕ್ಷತ್ರ, ಅಶ್ವಿನಿ ನಕ್ಷತ್ರ ಅಂತ ಹೇಳಿದೆ. ಎಸ್, ಸಾಮಾನ್ಯವಾಗಿ ಆ ಸಮಯದಲ್ಲಿ ನೋಡುವಂಥದ್ದು ಅಶ್ವಿನಿ ನಕ್ಷತ್ರ ಅಲ್ಲ, ಅರುಂಧತಿ ನಕ್ಷತ್ರ. ಎಸ್ ಸ್ನೇಹಿತರೆ, ಇದಾಗಿತ್ತು ಈ ದಿನದ ವಿಷಯ ಅಂತ ಹೇಳ್ತಾ ಎಸ್ ಊಟದ ತಟ್ಟೆ ಒಂದಿಷ್ಟು ಬದಲಾಗಿದೆ, ಹಾಗೆ ಮೆನು ಕೂಡ ಬದಲಾಗಿದೆ. ಒಂದಿಷ್ಟು ಆಗಿನ ಕಾಲಕ್ಕೂ ಈಗಿನ ಕಾಲಕ್ಕೂ ಸಾಕಷ್ಟು ಬದಲಾವಣೆಗಳನ್ನು ಕಾಣ್ತಾ ಇದ್ದೀವಿ. ಆದರೆ ಕಾಲ ಕಳೆದಂತೆ ಪರಿಸ್ಥಿತಿಗಳಿಗೆ ಅನುಗುಣವಾಗಿ ನಾವು ಕೂಡ ಬದಲಾಗಬೇಕಾಗತ್ತೆ, ಒಂದಿಷ್ಟು ಬದಲಾವಣೆಗಳಿಗೆ ಅಡ್ಜಸ್ಟ್ ಆಗಲೂ ಬೇಕಾಗತ್ತೆ. ಆದರೆ ಆಹಾರ ಅನ್ನುವಂಥದ್ದು ತುಂಬ ಮುಖ್ಯ, ಅದನ್ನು ವೇಸ್ಟ್ ಮಾಡಬೇಡಿ ಅಂತ ಹೇಳ್ತಾ, ನಿಮಗೆ ಎಷ್ಟು ಬೇಕೋ ಅಷ್ಟೇ ಬಡಿಸ್ಕೊಂಡು ಹೊಟ್ಟೆ ತುಂಬ ಊಟ ಮಾಡಿ, ಮದುವೆ ಮನೆಗೆ ಹೋದಾಗ ವಧುವರರಿಗೆ ಆರೈಸಿ ಎಸ್ ಅಂತ ಹೇಳ್ತಾ, ಸಂಬಂಧಗಳು ಖುಷಿಯಾಗಿರಲಿ, ಸಂತೋಷದಾಯಕವಾಗಿರಲಿ ಅಂತ ತಿಳಿಸ್ತಾ, ಇದಾಗಿತ್ತು ಈ ದಿನದ ವಿಶೇಷ ಕಾರ್ಯಕ್ರಮ. ಸ್ನೇಹಿತರೆ, ನಾವೊಂದಿಷ್ಟು ಜ್ಞಾನ ಮನೋರಂಜನೆಯೊಂದಿಗೆ ಎಂದೆಂದಿಗೂ ಸದಾ ನಿಮ್ಮೊಟ್ಟಿಗಿರ್ತೀವಿ. ನಿಮ್ಮ ಒಂದು ಸ್ನೇಹ, ಪ್ರೀತಿ, ವಿಶ್ವಾಸ ಸದಾ ನಮ್ಮೊಟ್ಟಿಗಿರಲಿ ಅಂತ ಹೇಳ್ತಾ, ಆಲಿಸಿ, ಆನಂದಿಸಿ, ಪ್ರೀತಿಸಿ, ಪ್ರೋತ್ಸಾಹಿಸಿ, ನಾನು ನಿಮ್ಮ ಆರ್ಜೆ ಮಹಾಲಕ್ಷ್ಮಿ ಕೇಳ್ತಾ ಇರಿ. ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಸ್ಟೇ ಟ್ಯೂನ್.
2: With a 45-year legacy, Bansal Classes, started in Kota, Rajasthan by late Shri V.K. Bansal, has mentored over 1 lakh plus IITians, NITians and doctors. The institute has produced 5 times All India Rank 1, 6 times All India Rank 2 and 6 times All India Rank 3 in JEE Advanced. We are now proud to present our academic partners in Shimoga, Vedic Experts PU College, located in the heart of the city with a spacious campus, well-equipped labs and excellent transport facilities. Admissions are open for the academic year 2026-27. For admissions, call 90360-54066 or 90360-54067.
3: ಕಾವ್ಯ, ಏನಾಯ್ತು, ಯಾಕಿಷ್ಟು ದುಃಖದಲ್ಲಿದೆಯಾ?
4: ಗೊತ್ತಲ್ವಾ ನಿಂಗೆ, ಮಕ್ಳಿಲ್ಲ ಅನ್ನೋ ಕೊರಗು, ಅದೇ ಚಿಂತೆ ಕಾಡ್ತಾ ಇದೆ ನಂಗೆ.
3: ಚಿಂತೆ ಯಾಕೆ ಮಾಡ್ತೀಯಾ? ಸೇಫ್ IVF ಸೆಂಟರ್ ಇದೆ.
5: ಹೌದು, ಪ್ರಾರಂಭ ಆಗಿ 8 ವರ್ಷದಲ್ಲಿ ಡಾಕ್ಟರ್ ಮಧು ಎಲ್ ಇವರ ಚಿಕಿತ್ಸೆಯಿಂದ ಸೇಫ್ ಕೇಂದ್ರದಿಂದ 850 ಹೆಚ್ಚು ಸಹಜ ಗರ್ಭಧಾರಣೆಯಿಂದ, 500 ಹೆಚ್ಚು ಕೃತಕ ಗರ್ಭಧಾರಣೆಯಿಂದ, ಇನ್ನು 850 ಹೆಚ್ಚು ಪ್ರಣಾಳ ಶಿಶುಗಳ ಜನನವಾಗಿದೆ.
3: 4,000 ಹೆಚ್ಚು ಗರ್ಭಕೋಶ ದರ್ಶಕ ಶಸ್ತ್ರಚಿಕಿತ್ಸೆಗಳು, 5,000 ಹೆಚ್ಚಿನ ಉದರ ದರ್ಶಕ ಚಿಕಿತ್ಸೆಗಳನ್ನು ಯಶಸ್ವಿಗೊಳಿಸಿದೆ.
5: ಮಕ್ಕಳು ಇಲ್ಲದವರು ಇಲ್ಲಿ ಅತ್ಯಾಧುನಿಕ ಹಾಗೂ ಪೂರ್ಣ ಪ್ರಮಾಣದ ಗುಣಮಟ್ಟದ ಹಾಗೂ ಕಡಿಮೆ ವೆಚ್ಚದಲ್ಲಿ ಚಿಕಿತ್ಸೆ ಪಡೆಯಬಹುದು.
4: ಹಾಗಾದ್ರೆ ಈ ಸೇಫ್ IVF ಸೆಂಟರ್ ಎಲ್ಲಿದೆ?
6: ಸೇಫ್ ಪ್ರಣಾಳ ಶಿಶು ಕೇಂದ್ರ, RMR ರಸ್ತೆ, ಪಾರ್ಕ್ ಬಡಾವಣೆ, ಒಡೆಯರ್ ವಾಣಿಜ್ಯ ಸಂಕೀರ್ಣ, ಶಾಂತಿ ಸಾಗರ್ ಹೋಟೆಲ್ ಮೇಲ್ಭಾಗ, ಶಿವಮೊಗ್ಗ. ಕಾಂಟ್ಯಾಕ್ಟ್ 0818240442, ಮೊಬೈಲ್ ಸಂಖ್ಯೆ 9535191545.
7: ಬೆಳ್ಳಂ ಬೆಳಗ್ಗೆ 6 ಗಂಟೆಗೆ ಸ್ನಾನಕ್ ಹೋಗಿದ್ರು, ಏನ್ ಯೋಚನೆ ಮಾಡ್ಕೊಂಡು ಹೋದ್ರು ಏನೋ, ಅಲ್ಲಿ ಹೋಗಿ ಬಿದ್ದಿದ್ದಾರೆ. ಸಹಾಯ ಮಾಡೋಕೆ ಯಾರೂ ಇರ್ಲಿಲ್ಲ. ಬೆಳಗಿನ ಜವ ಆಗಿದ್ರಿಂದ ಏನ್ ಮಾಡ್ಬೇಕು, ಎಲ್ಲಿ ಕರ್ಕೊಂಡು ಹೋಗ್ಬೇಕು ಅಂತಾನೆ ಗೊತ್ತಾಗ್ಲಿಲ್ಲ.
8: ಈ ರೀತಿಯ ಪರಿಸ್ಥಿತಿಯಲ್ಲಿ ಶಾಕ್ ಆಗುದು ಸಹಜ. ಯಾವುದೇ ಎಮರ್ಜೆನ್ಸಿ ಸಮಯದಲ್ಲಿ ಯೋಚನೆ ಮಾಡದೆ ತಕ್ಷಣ ಕರೆ ಮಾಡಿ 9538976988 ಅಥವಾ ಉಚಿತ ಸಹಾಯವಾಣಿ ಸಂಖ್ಯೆ 1800309039. ಸಹ್ಯಾದ್ರಿ ನಾರಾಯಣ ಹಾಸ್ಪಿಟಲ್, ಶಿವಮೊಗ್ಗ.
9: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
10: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
9: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
11: ನಮಸ್ಕಾರ, ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್ಜೆ ರಕ್ಷಿತಾ ಹೊಳ್ಳ. ಇದು ಪೇಡೆ ಸಂಚಾರ ಕಾರ್ಯಕ್ರಮ. ಕ್ರೀಡೆಗಳಿಂದ ಆತ್ಮಸ್ಥೈರ್ಯ ಹಾಗೂ ಜೀವನೋತ್ಸಾಹ ಮೂಡುತ್ತದೆ ಎಂದು ಶ್ರೀ ಬಸವೇಶ್ವರ ಸ್ವಾಮಿ ಪಟ್ಟಣ ಪತ್ತಿನ ಸಹಕಾರ ಸಂಘದ ಉಪಾಧ್ಯಕ್ಷರಾದ ಕೆಎಸ್ ತಾರಾನಾಥ್ ಅಭಿಮತ ವ್ಯಕ್ತಪಡಿಸಿದರು. ಅವರು ಶ್ರೀ ಬಸವೇಶ್ವರ ಸ್ವಾಮಿ ಪಟ್ಟಣದ ಪತ್ತಿನ ಸಹಕಾರ ಸಂಘದ ಶತಮಾನೋತ್ಸವ ಸಂಭ್ರಮದ ಆಚರಣೆಗೆ ಅಂಗವಾಗಿ ಬಸವೇಶ್ವರ ಕಾಲೇಜಿನ ಆವರಣದಲ್ಲಿ ಸಂಘದ ಸದಸ್ಯ ಮಹಿಳೆಯರಿಗೆ ಆಯೋಜಿಸಲಾದ ಕ್ರೀಡಾ ಸ್ಪರ್ಧೆಯನ್ನು ಉದ್ಘಾಟಿಸಿ ಮಾತನಾಡಿದರು. ಒತ್ತಡದ ಪ್ರಪಂಚದಲ್ಲಿ ಇಂದು ಕ್ರೀಡೆ ಹಾಗೂ ಸಾಂಸ್ಕೃತಿಕ ಸ್ಪರ್ಧೆಗಳು ತುಂಬಾ ಅಗತ್ಯವಾಗಿದೆ. ಕ್ರೀಡೆಯಿಂದ ದೈಹಿಕ ಹಾಗೂ ಮಾನಸಿಕ ಶಕ್ತಿ ವೃದ್ಧಿಯಾಗುತ್ತದೆ. ಹಾಗೆ ಇಂತಹ ಕ್ರೀಡೆಗಳಿಂದ ಪರಸ್ಪರರಲ್ಲಿ ಒಡನಾಟ ಹೆಚ್ಚುತ್ತದೆ, ಜೊತೆಗೆ ಪರಿಚಯವೂ ಸಹ ಆಗುತ್ತದೆ. ಇದರಿಂದ ಮಾನಸಿಕ ಖಿನ್ನತೆ ದೂರವಾಗುತ್ತದೆ. ಆದ್ದರಿಂದ ಎಲ್ಲಾ ಸದಸ್ಯರು ಇಂತಹ ಕ್ರೀಡೆಯಲ್ಲಿ ಪಾಲ್ಗೊಳ್ಳಬೇಕು ಎಂದು ಹೇಳಿದರು. ಕಾರ್ಯಕ್ರಮದ ಸಂಚಾಲಕರು ಹಾಗೂ ನಿರ್ದೇಶಕರುಗಳಾದ ಶ್ರೀಮತಿ ಶಾಂತಾ ಆನಂದ್ ಹಾಗೂ ಅನಿತಾ ರವಿಶಂಕರ್ ಕಾರ್ಯಕ್ರಮದ ರೂಪುರೇಷೆಯನ್ನು ತಿಳಿಸಿ ಮಹಿಳೆಯರಿಗೆ ಕ್ರೀಡೆಯಲ್ಲಿ ಭಾಗವಹಿಸಲು ಅವಕಾಶವನ್ನು ಕಲ್ಪಿಸಿದರು. ಕಾರ್ಯಕ್ರಮದಲ್ಲಿ ನಿರ್ದೇಶಕರಾದ ಕಾಯಕಯೋಗಿ ಬಿ ಚನ್ನಬಸಪ್ಪ, ಎಂಆರ್ ಪ್ರಕಾಶ್, ಹೆಚ್ ವಿ ಮುರಳೇಶ, ಹೆಚ್ಎಂ ಶಿವಾನಂದ್, ಕೆಸಿ ಪಾಲಾಕ್ಷಪ್ಪ, ಬಸವರಾಜ್, ಶಶಿಧರ್, ಸಮಾಜ ಪ್ರಮುಖರಾದ ಪಿರುದ್ರೇಶ್, ಜಿ ವಿಜಯಕುಮಾರ್, ಕಾರ್ಯದರ್ಶಿ ಎಸ್ ಸದಾಶಿವಮೂರ್ತಿ ಹಾಜರಿದ್ದರು. ಮುಂದಿನ ವಿವರ. ತಾಯಿ ಸಂತೋಷ ಕುಟುಂಬದ ಆಧಾರ ಶೀಲೆ. ತಾಯಿ ಎಂಬುದು ಅಮೃತಕ್ಕಿಂತ ಶ್ರೇಷ್ಠ. ತಾಯಿಯ ಪ್ರೀತಿ ಎಲ್ಲರಿಗೂ ಸಿಗಲಿ ಎಂದು ನವಲೆ ರಸ್ತೆಯಲ್ಲಿರುವ ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರಿ ವಿಶ್ವವಿದ್ಯಾಲಯದಲ್ಲಿ ತಾಯಂದಿರ ದಿನಾಚರಣೆ ಅಂಗವಾಗಿ ಹಿರಿಯ ಮಾತೆಯರಿಗೆ ಹಮ್ಮಿಕೊಳ್ಳಲಾದ ಗೌರವ ಸಮರ್ಪಣೆ ಕಾರ್ಯಕ್ರಮದಲ್ಲಿ ರಾಜಯೋಗಿನಿ ಪ್ರಜಾಪಿತ ಬ್ರಹ್ಮಕುಮಾರಿ ಸ್ವಾತಿ ಅಕ್ಕನವರು ಮಾತನಾಡಿದರು. ತಾಯಿ ಎಂಬ ಶಬ್ದ ನಮ್ಮ ಜೀವನದ ಅತಿದೊಡ್ಡ ಶಕ್ತಿ. ತಾಯಿಯ ಪ್ರೀತಿ ಮತ್ತು ಆಶೀರ್ವಾದ ಪ್ರಪಂಚದ ಯಾವ ಸಿರಿ ಸಂಪತ್ತಿಗೂ ಸರಿಸಮವಾಗಿರುವುದಿಲ್ಲ. ತಾಯಿಯನ್ನ ಗೌರವಿಸುವುದು ನಮ್ಮ ನಿಮ್ಮೆಲ್ಲರ ಆದ್ಯ ಕರ್ತವ್ಯವಾಗಿದೆ ಎಂದು ಅವರು, ಅಮ್ಮನ ಪದದಲ್ಲಿ ದೈವತ್ವವಿದೆ, ಅವಳು ನಮ್ಮ ಬಾಳಿನ ದಾರಿದೀಪ, ಅವಳ ಋಣವನ್ನ ತೀರಿಸಲು ಸಾಧ್ಯವಿಲ್ಲ, ಬದುಕಿನಲ್ಲಿ ಬರುವ ಕಷ್ಟವನ್ನು ತಾನು ತನ್ನ ಮಡಿಲಿಗೆ ಹಾಕಿಕೊಂಡು ಮಕ್ಕಳಿಗೆ ಸುಂದರವಾದ ಬದುಕನ್ನು ರೂಪಿಸುವಲ್ಲಿ ತಾಯಿ ಪ್ರಮುಖ ಪಾತ್ರವನ್ನು ವಹಿಸಿದ್ದಾಳೆ. ತಾಯಿಯ ಪ್ರೀತಿ ಮತ್ತು ತ್ಯಾಗದ ಪ್ರತಿಯಾಗಿ ನಾವು ಏನು ನೀಡಿದರೂ ಅದು ಕಡಿಮೆ. ಅವಳ ಬಗ್ಗೆ ಗೌರವ ಹಾಗೂ ಕೃತಜ್ಞತಾ ಭಾವನೆಯನ್ನ ಇಟ್ಟುಕೊಳ್ಳುವುದು ನಮ್ಮ ನಿಮ್ಮೆಲ್ಲರ ಆದ್ಯ ಕರ್ತವ್ಯವಾಗಿದೆ ಎಂದು ಹೇಳಿದರು. ಇದೇ ಸಂದರ್ಭದಲ್ಲಿ 93ನೇ ವಸಂತವನ್ನ ಕಳೆದ ಮಾತೆ ಲಲಿತಮ್ಮ ಹಾಗೂ 77 ವಸಂತವನ್ನ ಕಳೆದ ಮಾತೆ ವಿನೋದಮ್ಮನವರಿಗೆ ಪ್ರೀತಿಯಿಂದ ಸನ್ಮಾನಿಸಿ ಗೌರವಿಸಲಾಯಿತು. ಹಾಗೆ ಇದೇ ಸಂದರ್ಭದಲ್ಲಿ ನಾಗು ಅಕ್ಕನವರು, ಸ್ವಾತಿ ಅಕ್ಕನವರು, ಬಿಂದು ವಿಜಯಕುಮಾರ್ ಹಾಗೂ ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರಿ ವಿಶ್ವವಿದ್ಯಾಲಯದ ಸದಸ್ಯರು ಉಪಸ್ಥಿತರಿದ್ದರು. ಕಾರ್ಯಕ್ರಮದ ನಂತರ ಎಲ್ಲರಿಗೂ ಪ್ರಸಾದದ ವ್ಯವಸ್ಥೆ ಮಾಡಲಾಯಿತು. ಮುಂದಿನ ವಿವರ. ಜಿಲ್ಲಾ ಕೈಗಾರಿಕಾ ತರಬೇತಿ ಹಾಗೂ ಉದ್ಯೋಗ ಇಲಾಖೆಯು ಶಿವಮೊಗ್ಗ ತಾಲೂಕು ಗಾಜನೂರು ಸರ್ಕಾರಿ ಕೈಗಾರಿಕಾ ತರಬೇತಿ ಸಂಸ್ಥೆಯಲ್ಲಿನ ವಿವಿಧ ವೃತ್ತಿಗಳಿಗೆ 2026-27 ಸಾಲಿನ NCVT ಯೋಜನೆಯಡಿ ITI ಪ್ರವೇಶಕ್ಕಾಗಿ ಆನ್ಲೈನ್ ಮೂಲಕ ಅರ್ಜಿ ಆಹ್ವಾನಿಸಿದೆ. SSLC, PUC, ಪದವಿ, ಪಾಸ್ ಅಥವಾ ಫೀಲ್ ಆದ ವಿದ್ಯಾರ್ಥಿಗಳು ವೆಬ್ಸೈಟ್ www.site.karnataka.gov.in ಮೂಲಕ ಅಥವಾ ಸಂಸ್ಥೆಗೆ ಭೇಟಿ ನೀಡಿ ಖುದ್ದಾಗಿ ಅರ್ಜಿ ಸಲ್ಲಿಸುವಂತೆ ಸಂಸ್ಥೆಯ ಪ್ರಾಚಾರ್ಯರು ಪ್ರಕಟಣೆಯಲ್ಲಿ ತಿಳಿಸಿರುತ್ತಾರೆ. ಹೆಚ್ಚಿನ ಮಾಹಿತಿಗಾಗಿ ಮೊಬೈಲ್ ಸಂಖ್ಯೆ 944-87-22-232 ಈ ಸಂಖ್ಯೆಯನ್ನು ಸಂಪರ್ಕಿಸಬಹುದೆಂದು ತಿಳಿಸಿರುತ್ತಾರೆ. ಇಂತಹ ಇನ್ನೊಂದಿಷ್ಟು ಅಪ್ಡೇಟ್ಸ್ಗಳನ್ನ ಕೊಡ್ತೀನಿ. ಅಲ್ಲಿ ತನಕ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಮತ್ತೊಮ್ಮೆ ಪೇಟೆ ಸಂಚಾರ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಆರ್ಜೆ ಮಹಾಲಕ್ಷ್ಮಿ. ನೈಜ ಕೌಶಲವನ್ನು ಮಕ್ಕಳಿಗೆ ನೀಡುವಲ್ಲಿ ನಾವೆಲ್ಲ ಸೋತಿದ್ದು, ಅವರಲ್ಲಿ ಕ್ರಿಯಾತ್ಮಕತೆಯನ್ನು ಕಲಿಸುವತ್ತ ಗಮನ ಹರಿಸಬೇಕಿರುವುದು ಇಂದಿನ ಅಗತ್ಯ ಎಂದು ಪರಿಸರ ತಜ್ಞ ಶಿವಾನಂದ ಕಳವೆ ಹೇಳಿದರು. ಪರಿಸರ ಅವ್ಯಕ್ತ ವಿಸ್ಮಯಗಳ ಆಗರ. ಈ ವಿಷಯದ ಕುರಿತು ಮಾತನಾಡಿದ ಅವರು, ಇಂದಿನ ಮಕ್ಕಳಿಗೆ ಹಿರಿಯರಲ್ಲಿದ್ದ ಪ್ರಜ್ಞೆಯನ್ನು ಮೂಡಿಸಬೇಕು. ಕಳೆಗಿಡದ ಬದಲು ಫಲ ನೀಡುವ ಗಿಡಗಳನ್ನು ಬೆಳೆಸುವ ಪ್ರಜ್ಞೆ ನಮ್ಮಲ್ಲಿ ಕಣ್ಮರೆಯಾಗಿದೆ. 300 mm ಮಳೆ ಬೀಳುವ ಆಸ್ಟ್ರೇಲಿಯಾದ ಅಕೇಶಿಯಾ ಸಸಿಯನ್ನು 3,500 ಮತ್ತು 4,000 mm ಮಳೆ ಬೀಳುವ ಯಾಣದಂತಹ ಸ್ಥಳದಲ್ಲಿ ಬೆಳೆಸಿದ್ದೇವೆ ಎಂದರೆ ಮೂರ್ಖತನದ ಮನಸ್ಥಿತಿ ಎಂದು ವಿಷಾದಿಸಿದರು. ಪತ್ರಕರ್ತ ಹರ್ಷವರ್ಧನ್ ಶೀಲವಂತ ಮಾತನಾಡಿ, ಮನೆಯ ಅಂಗಳದಲ್ಲಿಯೇ ಮದ್ದು ಗಿಡಮೂಲಿಕೆಗಳನ್ನು ಬೆಳೆದು ಪರಿಸರ ಪ್ರಜ್ಞೆಯನ್ನು ಕಂಡುಕೊಳ್ಳಬೇಕು. ಪರಿಸರ ಎಲ್ಲವನ್ನು ನೀಡಿದೆ, ಸ್ವೀಕರಿಸುವುದು ನಮ್ಮ ಕೆಲಸ, ನಂತರ ಕಾಪಾಡಿಕೊಳ್ಳುವ ಜವಾಬ್ದಾರಿ ನಮ್ಮದು. ಆಧುನಿಕ ಸವಾಲಿನಲ್ಲಿ ಸಮರ್ಥವಾಗಿ ಇದನ್ನು ಮೀರಿ ನಿಲ್ಲಬೇಕಿದೆ ಎಂದರು. ಸಮನ್ವಯಕಾರ ವಿನಯ್ ಶಿವಮೊಗ್ಗ ಇದ್ದರು. ಮುಂದಿನ ವಿವರ. ರಾಷ್ಟ್ರಕವಿ ಜಿಎಸ್ ಶಿವರುದ್ರಪ್ಪ ಅವರು ಕನ್ನಡದ ಸಾಂಸ್ಕೃತಿಕ ಪ್ರಜ್ಞೆಯ ರಾಯಭಾರಿ. ಬದುಕಿನುದ್ದಕ್ಕೂ ಸಾಹಿತ್ಯದ ಕೀರ್ತಿಯನ್ನು ಉನ್ನತ ಶಿಖರಕ್ಕೆ ಕೊಂಡೊಯ್ದರು ಎಂದು ನಿವೃತ್ತ ಪ್ರಾಧ್ಯಾಪಕಿ ಡಾ ಕಿರಣ್ ದೇಸಾಯಿ ಹೇಳಿದರು. ಸಾಮಗಾನ ವಿಷಯದ ಕುರಿತು ಮಾತನಾಡಿದ ಅವರು, ಕುವೆಂಪು ಅವರ ನೇರ ಶಿಷ್ಯರು ಜಿಎಸ್ಎಸ್. ಕಾವ್ಯ ಓದುವ ಸಂಪ್ರದಾಯ ಮರೆಯುತ್ತಿರುವ ಸಂದರ್ಭದಲ್ಲಿ ಇಂತಹ ಸಾಹಿತ್ಯ ಹಬ್ಬದಲ್ಲಿ ಜಿಎಸ್ಎಸ್ ಕಾವ್ಯ ಸಂವಾದ ನಡೆಸುತ್ತಿರುವುದು ಖುಷಿಯ ಸಂಗತಿ ಎಂದು ತಿಳಿಸಿದರು. ಪೆಸ್ ಪಿಯು ಕಾಲೇಜಿನ ಸಂಸ್ಕೃತ ಉಪನ್ಯಾಸಕಿ ಡಾಕ್ಟರ್ ಮೈತ್ರಿಯಿ ಆದಿತ್ಯ ಪ್ರಸಾದ್ ಮಾತನಾಡಿ, ನೆಲ ಜಲ ಸೇರಿ ಪಂಚಭೂತಗಳನ್ನು ಸಂರಕ್ಷಿಸುವ ಹೊಣೆಗಾರಿಕೆಯನ್ನು ನೆನಪಿಸುವ ಕೆಲಸ ಜಿಎಸ್ಎಸ್ ಕವನಗಳಲ್ಲಿದೆ ಎಂದರು. ಪರಿಶ್ರಮಕ್ಕೆ ಮಿಗಿಲಾದದ್ದು ಇಲ್ಲ. ಅಪ್ರತಿಮ ವೀರತ್ವ, ಶೌರ್ಯ, ಸಹನೆ, ಧರ್ಮವನ್ನೆಲ್ಲವನ್ನೂ ಭಾವನಾತ್ಮಕವಾಗಿಯಷ್ಟೇ ಅಲ್ಲ ಹೊಣೆಗಾರಿಕೆ ತಿಳಿಸುತ್ತದೆ. ಯುವ ಸಮೂಹಕ್ಕೆ ಭೂತಕಾಲದ ಸಂದೇಶದಿಂದ ವರ್ತಮಾನವನ್ನು ತೋರುವ ಮೂಲಕ ಸಮಷ್ಟಿಯ ಪ್ರಗತಿ ಕರ್ತವ್ಯ ಭಾವಕ್ಕೆ ನಮ್ಮನ್ನೆಲ್ಲ ಅವರ ಕವನ ಕರೆದೊಯ್ಯುತ್ತದೆ. ತನ್ಮೂಲಕ ದೇಶ ನಿರ್ಮಾಣದಲ್ಲಿ ತನ್ನದೇ ಪಾತ್ರವನ್ನು ಜಿಎಸ್ಎಸ್ನವರ ಕವನ ನಿರ್ವಹಿಸಿದೆ ಎಂದು ಹೇಳಿದರು. ಹೊಸನಗರದ ಪ್ರಥಮ ದರ್ಜೆ ಕಾಲೇಜಿನ ಕನ್ನಡ ಸಹಾಯಕ ಪ್ರಾಧ್ಯಾಪಕಿ ಮೇದಿನಿ ಕೆಸವಿನ ಮನೆ, ಕರ್ನಾಟಕ ಪಬ್ಲಿಕ್ ಶಾಲಾ ಶಿಕ್ಷಕ ಡಾಕ್ಟರ್ ಬಸವರಾಜಪ್ಪ ಹಾಗೂ ಡಾಕ್ಟರ್ ಪ್ರಸಾದ್ ಬಾಪಟ್ ಕಾವ್ಯ ಸಂವಾದಕರಾಗಿ ಪಾಲ್ಗೊಂಡಿದ್ದರು. ಮುಂದಿನ ವಿವರ. ಜ್ಞಾನ ಎಂಬುದು ಮನುಷ್ಯನಿಗೆ ಅತ್ಯಂತ ಪವಿತ್ರವಾಗಿದ್ದು, ಮನುಷ್ಯ ಅದರ ಅರಿವನ್ನು ಪಡೆದಾಗ ಜೀವನ ಸಾರ್ಥಕವಾಗಲಿದೆ. ಅರಿವಿನ ಅಭಾವವೇ ಸರ್ವ ವಿಧವಾದ ಸಂಕಷ್ಟ, ನೋವು, ಭಯಗಳಿಗೆ ಮೂಲ ಕಾರಣವಾಗಲಿದೆ ಎಂದು ಹರಿಹರಪುರದ ಶ್ರೀ ಸ್ವಯಂ ಪ್ರಕಾಶ್ ಸಚ್ಚಿದಾನಂದ ಸರಸ್ವತಿ ಸ್ವಾಮೀಜಿ ಹೇಳಿದರು. ಶಿವಮೊಗ್ಗ ನಗರದ ಕುವೆಂಪು ರಂಗಮಂದಿರದಲ್ಲಿ ವಿದ್ವಾನ್ ಹೊಸಳ್ಳಿ ಕೆ ವೆಂಕಟರಾಮ್ ನಾಗರಿಕ ಅಭಿನಂದನಾ ಸಮಿತಿಯಿಂದ ಕಲಾ ತಪಸ್ವಿ ವಯೋಲಿನ್ ಮಾಂತ್ರಿಕ ವಿದ್ವಾನ್ ಹೊಸಳ್ಳಿ ಕೆ ವೆಂಕಟರಾಮ್ ಅವರಿಗೆ ನಾದವಂದನೆ ಸಮಾರಂಭದ ಸಾನ್ನಿಧ್ಯ ವಹಿಸಿ ಆಶೀರ್ವಚನ ನೀಡಿದರು. ನಾದಾನುಸಂಧಾನ ಇಲ್ಲದೆ ಮನುಷ್ಯನಿಗೆ ನಿಜವಾದ ಪಾರಮಾರ್ಥಿಕ ಜ್ಞಾನ ಬರುವುದಕ್ಕೆ ಸಾಧ್ಯವಿಲ್ಲ. ನಾದಾನುಸಂಧಾನವನ್ನು ಕೇವಲ ಲೌಕಿಕವಾಗಿ ಬಳಸಿಲ್ಲ, ಪರಮೋಚ್ಚವಾಗಿ ಜ್ಞಾನ ಪಡೆಯಲು ಬಳಸಿಕೊಂಡಿದ್ದಾರೆ. ಜೀವನದಲ್ಲಿ ಪ್ರತಿಯೊಬ್ಬರಿಗೂ ಮಂಗಳ ಆಗಬೇಕಿದೆ. ಸಮಾಜ, ಪ್ರಕೃತಿ, ಗುರು ಹಿರಿಯರಿಗೆ ಋಣ ತೀರಿಸಬೇಕಿದೆ. ಮನುಷ್ಯನಿಗೆ ಆತ್ಮೋದ್ಧಾರಕ್ಕೆ ಪೂರಕವಾಗಿದ್ದಾಗ ಮಾತ್ರ ಮಂಗಳ ಪ್ರಾಪ್ತಿ ಆಗಲಿದೆ. ಆತ್ಮೋದ್ಧಾರದಿಂದ ವಿಶ್ವದ ಕಲ್ಯಾಣ ಸಾಧ್ಯವಾಗಲಿದೆ ಎಂದರು. ಭಾರತೀಯ ಸಂಸ್ಕೃತಿ ಮತ್ತು ಸನಾತನ ಧರ್ಮದಲ್ಲಿ ಭಗವಂತನಿಗೆ ಬ್ರಹ್ಮಾಂಡಕ್ಕೆ ಕಾರಣೀಭೂತವಾಗಿರುವ ಮೂಲತತ್ವಕ್ಕೆ ಶಬ್ದ ಬ್ರಹ್ಮ ಎಂಬ ಹೆಸರಿದೆ. ಸೃಷ್ಟಿ, ಸ್ಥಿತಿ ಮತ್ತು ಲಯಗಳಿಗೆ ಕಾರಣೀಭೂತವಾಗಿರುವ ಮೂಲತತ್ವಗಳನ್ನು ಅರಿತುಕೊಳ್ಳುವುದಕ್ಕೆ ನಾದಸಂಧಾನ ಒಂದು ಮಾರ್ಗವಾಗಿದೆ. ಈ ನಾದಾನುಸಂಧಾನದಿಂದ ಆತ್ಮಾನುಸಂಧಾನವು ಓಂಕಾರದಲ್ಲಿ ಐಕ್ಯವಾಗುತ್ತದೆ ಎಂದು ಹೇಳಿದರು. ಸಮಿತಿಯ ಕಾರ್ಯಾಧ್ಯಕ್ಷ ವಿದ್ವಾನ್ ಶೃಂಗೇರಿ ಎಚ್ಎಸ್ ನಾಗರಾಜ್ ಪ್ರಾಸ್ತಾವಿಕ ಮಾತನಾಡಿ, ಮೊದಲ ಬಾರಿಗೆ ಸಂಗೀತಗಾರನಿಗೆ ನಾಗರಿಕ ಸನ್ಮಾನ ಆಗುತ್ತಿರುವುದು ವಿಶೇಷ. ಇದೊಂದು ಆನಂದದ ಕಾರ್ಯಕ್ರಮವಾಗಿದ್ದು ಸಂಗೀತವು ಭಗವತ್ ಉಪಾಸನ ಮತ್ತು ಆಧ್ಯಾತ್ಮದ ವಸ್ತುವಾಗಿದೆ. ಕರ್ನಾಟಕ ಶಾಸ್ತ್ರೀಯ ಸಂಗೀತ ಬರುವ ಮುನ್ನ ವೀಣೆ, ಹಾರ್ಮೋನಿಯಂ ಇಟ್ಟುಕೊಂಡು ಪಕವಾದ್ಯ ನಡೆಸಲಾಗುತ್ತಿತ್ತು. ವಯೋಲಿನ್ ಯಾವುದೇ ಸಂಗೀತಕ್ಕೂ ಒಗ್ಗುವ ವಾದ್ಯವಾಗಿದೆ. ವಯೋಲಿನ್ ಎಂಬುದು ಬಹು ಬೇಡಿಕೆಯ ವಾದ್ಯವಾಗಿದೆ ಎಂದು ಹೇಳಿದರು. ಮಲೆನಾಡಿನ ಧನುರ್ವೀರ್ಣ ಆಚಾರ್ಯ ಬಿರುದು ನೀಡಿ ವಯೋಲಿನ್ ಮಾಂತ್ರಿಕ ವಿದ್ವಾನ್ ಹೊಸಳ್ಳಿ ಕೆ ವೆಂಕಟರಾಮ್ ದಂಪತಿಗೆ ನಾದವಂದನೆ ಸಮರ್ಪಿಸಲಾಯಿತು. ಪ್ರಖ್ಯಾತ ವಯೋಲಿನ್ ವಾದಕ ಆರ್ ಕೆ ಶ್ರೀರಾಮ್ ಕುಮಾರ್ ಮುಖ್ಯ ಅತಿಥಿಯಾಗಿದ್ದರು. ಬೆಂಗಳೂರಿನ ವಿದ್ವಾನ್ ಆರ್ ಎನ್ ತ್ಯಾಗರಾಜನ್, ಹಿರಿಯ ಪತ್ರಕರ್ತ ಚಂದ್ರಕಾಂತ್, ನಂಜುಂಡಸ್ವಾಮಿ, ಕೂದುವಳ್ಳಿ ಮಂಜುನಾಥ್, ಶಂಕರನಾರಾಯಣ್, ಲಕ್ಷ್ಮೀಕೇಶವ ಅವಧಾನಿ, ಪ್ರಮುಖರಾದ ಎಚ್ ಕೆ ಕೇಶವಮೂರ್ತಿ, ನರೇಂದ್ರ, ಹೊಸಳ್ಳಿ ರಘುರಾಮ್, ಅರವಿಂದ ಹೊಳ್ಳ ಪ್ರಸಾದ್, ಭಾರದ್ವಾಜ್ ಮತ್ತಿತರರು ಉಪಸ್ಥಿತರಿದ್ದರು. ಇಂತಹ ಮತ್ತೊಂದಿಷ್ಟು ಅಪ್ಡೇಟ್ಸ್ ಕೊಡ್ತೀನಿ, ಅಲ್ಲಿವರೆಗೂ ನೀವು ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಮಗ, ಅದೇ ಕೆಲ್ಸ ಅದೇ ಸ್ಯಾಲ್ರಿ, ಜೀವನದಲ್ಲಿ ಪ್ರೋಗ್ರೆಸ್ ಆಗ್ಬೇಕು ಅಂದ್ರೆ ಏನ್ ಮಾಡ್ಬೇಕು?
3: ಓಕೆ,
4: ಎಷ್ಟ್ ದಿನ ಅಂತ ಇನ್ನೊಬ್ರು ಕೈ ಕೇಳಕ್ ಕೆಲಸ ಮಾಡೋದು? ನಮ್ ಓನರ್ ಹತ್ರ ಬೈಸ್ಕೊಂಡ್ ಸಾಕಾಗಿದೆ, ಬೇರೆ ಏನಾದ್ರು ಆಪ್ಷನ್ ಇದೆಯಾ?
3: ಓಕೆ, ನಿನ್ನೆ ನಮ್ಮ ಮನೆಯವ್ರಿಗೊಂದು ಸ್ವೀಟ್ ಮಾಡ್ಕೊಟ್ಟಿದ್ದೆ, ಎಷ್ಟು ಚೆನ್ನಾಗಿತ್ತು ಗೊತ್ತಾ? ನಾವ್ ಯಾಕೆ ಈ ಸ್ವೀಟ್ ಬಿಸ್ನೆಸ್ ನೇ ಸ್ಟಾರ್ಟ್ ಮಾಡಿ ಲಾಭ ಗಳಿಸಬಾರ್ದು?
5: ಓಕೆ ಡ್ಯೂಡ್, ನಾನು ಯಾಕೆ ಯಾವ್ದಾದ್ರು ಒಂದು ಒಳ್ಳೆ ಬಿಸ್ನೆಸ್ ಸ್ಟಾರ್ಟ್ ಮಾಡಬಾರ್ದು? ಬಟ್ ಯಾವ ಬಿಸ್ನೆಸ್ ಸ್ಟಾರ್ಟ್ ಮಾಡೋದು, ಹೇಗ್ ಮಾಡೋದು, ಯಾರು ಗೈಡ್ ಮಾಡ್ತಾರೆ?
6: ಓಕೆ ಡ್ಯೂಡ್, ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಗಳನ್ನ ಕೇಳಿದ್ರೆ ನಾವು ಇನ್ಸ್ಪೈರ್ ಆಗ್ತೀವಿ. ಸೊ ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಕೇಳ್ಬೋದಾ?
0: ಓಕೆ ಓಕೆ ಓಕೆ, ನಿಮ್ಮೆಲ್ಲರ ಮಾತಿಗೂನು ಓಕೆ. ಯಶಸ್ವಿ ಉದ್ಯಮಿಗಳ ಗೆಲುವಿನ ಹಾದಿ ಕೇಳಿ ನೀವು ಇನ್ಸ್ಪೈರ್ ಆಗ್ಬೇಕು ಅಂದ್ರೆ
6: ಸೋಮವಾರದಿಂದ ಶನಿವಾರದವರೆಗೆ ಸಂಜೆ 6:30 ರೇಡಿಯೋ ಶಿವಮೊಗ್ಗದಲ್ಲಿ ಪ್ರಸಾರವಾಗುವ ಬಿಸ್ನೆಸ್ ಬಸ್ ಕಾರ್ಯಕ್ರಮವನ್ನ ತಪ್ಪದೆ ಕೇಳಿ.
4: ಮತ್ತೊಮ್ಮೆ ಪೇಟೆ ಸಂಚಾರ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಆರ್ಜ ಶ್ರೀಧರ್. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.1 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯು ಮೆಟ್ರಿಕ್ ನಂತರದ ಕೋರ್ಸ್ಗಳಲ್ಲಿ ವ್ಯಾಸಂಗ ಮಾಡುತ್ತಿರುವ ಹಿಂದುಳಿದ ವರ್ಗಗಳ ವಿದ್ಯಾರ್ಥಿಗಳು ಹಾಗೂ ಪ್ರವರ್ಗ 1 ಅಲೆಮಾರಿ ಅಥವಾ ಅರೆ ಅಲೆಮಾರಿ ಜನಾಂಗದ ವಿದ್ಯಾರ್ಥಿಗಳಿಂದ 2025-26 ಸಾಲಿನ ಶುಲ್ಕ ಮರುಪಾವತಿ ಕಾರ್ಯಕ್ರಮದ ಸೌಲಭ್ಯಕ್ಕಾಗಿ ಆನ್ಲೈನ್ ಮೂಲಕ ಅರ್ಜಿ ಆಹ್ವಾನಿಸಿದೆ. ಅರ್ಜಿ ಸಲ್ಲಿಸಲು sp.postmatric.karnataka.gov.in ಮೂಲಕ ಅರ್ಜಿ ಸಲ್ಲಿಸಬಹುದು. ಕೊನೆಯ ದಿನಾಂಕವನ್ನು 16 ವಿಸ್ತರಿಸಲಾಗಿದೆ ಎಂದು ಇಲಾಖೆಯ ಜಿಲ್ಲಾಧಿಕಾರಿಗಳು ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ಹೆಚ್ಚಿನ ಮಾಹಿತಿಗಾಗಿ ಇಲಾಖೆಯ ಸಹಾಯವಾಣಿ ಸಂಖ್ಯೆ 8050577 ಅಥವಾ 1902 ಹಾಗೂ ಇಮೇಲ್ bcwdhelpline@gmail.com ಅನ್ನು ಸಂಪರ್ಕಿಸಬಹುದು. ಮುಂದಿನ ವಿವರ. ಶಿವಮೊಗ್ಗ ನಗರದ ರಾಷ್ಟ್ರೀಯ ಶಿಕ್ಷಣ ಸಮಿತಿ, ಲಯನ್ಸ್ ಕ್ಲಬ್ ಹಾಗೂ ಮುಳುಗು ತಜ್ಞ ಟೀಮ್ ಈಶ್ವರ್ ಮಲ್ಪೆ ವತಿಯಿಂದ ರಾಷ್ಟ್ರೀಯ ಪ್ರೌಢಶಾಲೆಯ ಆವರಣದಲ್ಲಿ 11 ಉಚಿತ ಕಿವಿ ಶ್ರವಣ ತಪಾಸಣೆ ಮತ್ತು ಶ್ರವಣ ಯಂತ್ರಕ್ಕೆ ಸಹಾಯಧನ ವಿತರಣೆ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿದೆ. ಮುಳುಗು ತಜ್ಞ ಟೀಮ್ ಈಶ್ವರ್ ಮಲ್ಪೆ ವತಿಯಿಂದ ಅನೇಕ ಸಾಮಾಜಿಕ ಕಾರ್ಯಕ್ರಮವನ್ನು ನಡೆಸಿಕೊಂಡು ಬರುತ್ತಿದ್ದು, ಇದೀಗ ಶ್ರವಣದ ಸಮಸ್ಯೆಯಿಂದ ಬಳಲುತ್ತಿರುವ ರೋಗಿಗಳಿಗೆ ಸಹಾಯ ಮಾಡುವ ಉದ್ದೇಶದಿಂದ ಈ ಶಿಬಿರ ಆಯೋಜಿಸಲಾಗಿದೆ. ಶಿಬಿರದಲ್ಲಿ ಭಾಗವಹಿಸಲು ನೋಂದಣಿ ಕಡ್ಡಾಯವಾಗಿದ್ದು 30 ಮಾತ್ರ ಸೀಮಿತವಾಗಿದೆ. ಅಂತಾರಾಷ್ಟ್ರೀಯ ಸಂಸ್ಥೆಗಳಲ್ಲಿ ಅನುಭವ ಪಡೆದಿರುವ ವೈದ್ಯರು ಈ ಶಿಬಿರದಲ್ಲಿ ರೋಗಿಗಳ ತಪಾಸಣೆ ನಡೆಸುತ್ತಿದ್ದಾರೆ. ಇದರೊಂದಿಗೆ ಶ್ರವಣ ಯಂತ್ರಕ್ಕೆ ಅಗತ್ಯವಿರುವ ವೆಚ್ಚದ 40% ಮೊತ್ತವನ್ನು ಭರಿಸಲಾಗುತ್ತಿದೆ. ನೋಂದಣಿಗಾಗಿ ಮೊಬೈಲ್ ಸಂಖ್ಯೆ 8551804399 ಸಂಪರ್ಕಿಸಲು ಪತ್ರಿಕಾ ಪ್ರಕಟಣೆಯಲ್ಲಿ ಕೋರಿದೆ. ಮುಂದಿನ ವಿವರ. ಶ್ರೀ ಸಿಗಂದೂರು ಚೌಡೇಶ್ವರಿ ಎಜುಕೇಷನಲ್ ಅಂಡ್ ಚಾರಿಟೇಬಲ್ ಟ್ರಸ್ಟ್ ವತಿಯಿಂದ 13-28 ಅಗ್ನಿವೀರ್, ಪ್ಯಾರಾಮಿಲಿಟರಿ ಮತ್ತು ಪೊಲೀಸ್ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಿದವರು ಹಾಗೂ ಅರ್ಜಿ ಸಲ್ಲಿಸ ಬಯಸುವವರಿಗೆ ಮಲೆನಾಡು ಸೋಲ್ಜರ್ ಕೋಚಿಂಗ್ ಸೆಂಟರ್ ಆನಂದಪುರ ಇವರ ನುರಿತ ತರಬೇತುದಾರರಾದ ಯೋಧರಿಂದ ಶ್ರೀ ಸಿಗಂದೂರು ಚೌಡೇಶ್ವರಿ ದೇವಸ್ಥಾನದ ಆವರಣದಲ್ಲಿ ಉಚಿತ ಊಟ ವಸತಿ ಹಾಗೂ ದೈಹಿಕ ಮತ್ತು ಲಿಖಿತ ತರಬೇತಿಗಳು ಮತ್ತು ಮಾರ್ಗದರ್ಶನ ಶಿಬಿರವನ್ನು ಆಯೋಜಿಸಲಾಗಿದೆ. ಈ ತರಬೇತಿಗೆ 10 ಉತ್ತೀರ್ಣ ಹೊಂದಿದ 25 ವಯೋಮಿತಿಯೊಳಗಿರುವ ಪುರುಷ ಮತ್ತು ಮಹಿಳಾ ಅಭ್ಯರ್ಥಿಗಳು ಸೇರಿಕೊಳ್ಳಬಹುದು. ಯಾವುದೇ ರೀತಿಯ ಶುಲ್ಕ ಇರುವುದಿಲ್ಲ. ರಾಜ್ಯದ ಎಲ್ಲ ಆಸಕ್ತ ಅಭ್ಯರ್ಥಿಗಳು ಈ ತರಬೇತಿಯ ಸದುಪಯೋಗ ಪಡೆದುಕೊಳ್ಳುವಂತೆ ಜಿಲ್ಲಾಧಿಕಾರಿಗಳ ಕಚೇರಿ ಪ್ರಕಟಣೆ ತಿಳಿಸಿದೆ. ಹೆಚ್ಚಿನ ಮಾಹಿತಿಗಾಗಿ ದೂರವಾಣಿ ಸಂಖ್ಯೆ 7097767449 ಅಥವಾ 7406212345 ಅಥವಾ 9448954052 ಹಾಗೂ 9740980992 ಸಂಪರ್ಕಿಸಬಹುದು ಅಥವಾ https://mallardsoldiercoaching.rf.gd ಅನ್ನು ಸಂಪರ್ಕಿಸಿ ತಮ್ಮ ಹೆಸರು ಮತ್ತು ಸ್ವವಿವರವನ್ನು ನೋಂದಾಯಿಸಿಕೊಳ್ಳಬಹುದು. ಹಾಗೂ ಮಲ್ನಾಡ್ ಸೋಲ್ಜರ್ ಕೋಚಿಂಗ್ ಸೆಂಟರ್ ಎಂದು ಇನ್ಸ್ಟಾಗ್ರಾಮ್, ಫೇಸ್ಬುಕ್ ಹಾಗೂ ಯೂಟ್ಯೂಬ್ಗಳಲ್ಲಿ ಕೂಡ ಹೆಚ್ಚಿನ ಮಾಹಿತಿಯನ್ನು ನೋಡಬಹುದು. ತರಬೇತಿಗೆ ಹಾಜರಾಗುವವರು 13 ಬೆಳಗ್ಗೆ 8 ಶ್ರೀ ಸಿಗಂದೂರು ಚೌಡೇಶ್ವರಿ ದೇವಸ್ಥಾನದ ಆವರಣದಲ್ಲಿ ಕನಿಷ್ಠ ಒಬ್ಬರು ಪೋಷಕರೊಂದಿಗೆ ಹಾಜರಿರುವುದು, ನಂತರದ ದಿನಗಳಲ್ಲಿ ಬರುವವರಿಗೆ ಅವಕಾಶವಿಲ್ಲ. ದೂರವಾಣಿ ಮೂಲಕ ಹೆಸರು ನೋಂದಣಿ ಮಾಡಿಕೊಂಡವರಿಗೆ ಮೊದಲ ಆದ್ಯತೆ. ಇದರೊಂದಿಗೆ ಪೇಟೆ ಸಂಚಾರ ಕಾರ್ಯಕ್ರಮ ಮುಕ್ತಾಯವಾಯಿತು. ಇಂತಹ ದಿನದ ಇನ್ನಷ್ಟು ಅಪ್ಡೇಟ್ಸ್ಗಳಿಗಾಗಿ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.9 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
7: ಅಬ್ಬಾ, ಏನ್ ಬಿಸಿಲು! ಹೊರಗಡೆ ಹೋದ್ರೆ ಬೆವತ್ ಹೋಗ್ತಿವಿ, ಕಾರ್ ತೆಗೆದ್ರೆ ಪೆಟ್ರೋಲ್ ಖರ್ಚಿಗೆ ಹೆದ್ರಿ ಸತ್ತೇ ಹೋಗ್ತಿವಿ.
4: ಕಿರಣ್, ಯೋಚನೆ ಬಿಡು, ಈ ಬೇಸಿಗೆಗೆ ಶಕ್ತಿ ಟೊಯೋಟಾದಲ್ಲಿದೆ ತಂಪು ಸೊಲ್ಯೂಷನ್, ಸ್ವಿಚ್ ಟು ಟೊಯೋಟಾ ಹೈಬ್ರಿಡ್. ಬಿಸಿಲಲ್ಲೂ ಕೂಲ್ ಆಗಿರೋ
7: ಹೈಬ್ರಿಡ್ ಅಂದ್ರೆ ಮತ್ತೆ ಅದೇ ಮೈಲೇಜ್ ಮ್ಯಾಜಿಕ್ ಅಲ್ವಾ?
4: ಹೌದು ಮಗ, ಟೊಯೋಟಾ ಹೈರೈಡರ್ ನೋಡು, 27.97 ಕಿಲೋಮೀಟರ್ ಪರ್ ಲೀಟರ್ ಮೈಲೇಜ್, 100,000 ಪೆಟ್ರೋಲ್ ಉಳಿತಾಯ, ಎಸಿ ಫುಲ್ ಹಾಕಿದ್ರು ಜೇಬಿಗೆ ತಂಪು.
7: ವಾವ್!
4: ಅಷ್ಟೇ ಅಲ್ಲ, ಟೊಯೋಟಾ ಹೈರೈಡರ್ ಮೇಲೆ ಶಕ್ತಿ ಟೊಯೋಟಾದಲ್ಲಿ ಎಕ್ಸ್ಕ್ಲೂಸಿವ್ ಆಫರ್ಸ್ ಕೂಡ ಇದೆ. ಎಕ್ಸ್ಚೇಂಜ್ ಬೆನಿಫಿಟ್ 50,000 ವರೆಗೆ ಸಿಗುತ್ತೆ, ಮತ್ತೆ ಒಟ್ಟು 145,000 ವರೆಗೂ ಲಾಭ ಇದೆ. ಹೈರೈಡರ್ ಬೆಲೆ ಕೇವಲ 10.99 ಲಕ್ಷದಿಂದ ಶುರು.
6: ಶಕ್ತಿ ಟೊಯೋಟಾ ಸಮ್ಮರ್ ಬುಕಿಂಗ್ ಆಫರ್ಸ್, ಸ್ಪೆಷಲ್ ಸಮ್ಮರ್ ಡಿಸ್ಕೌಂಟ್ಸ್ ಆನ್ ಸೆಲೆಕ್ಟ್ ಮಾಡೆಲ್ಸ್, ಅಟ್ರಾಕ್ಟಿವ್ ಫೈನಾನ್ಸ್ ಅಂಡ್ ಎಕ್ಸ್ಚೇಂಜ್ ಆಫರ್ಸ್. ಈಗಲೇ ಬುಕ್ ಮಾಡಿ ಶೀಘ್ರವಾಗಿ ಡೆಲಿವರಿ ಪಡೆಯಿರಿ.
7: ಉಳಿತಾಯ ಕೂಡ, ಕೂಲ್ ಸ್ಟೈಲ್ ಕೂಡ. ನಾನು ಈಗಲೇ ಶಕ್ತಿ ಟೊಯೋಟಾಗೆ ಹೊರಟೆ.
6: ಶಕ್ತಿ ಟೊಯೋಟಾ, ಬೈಪಾಸ್ ರಸ್ತೆ, ವಿದ್ಯಾನಗರ, ಶಿವಮೊಗ್ಗ. ಕಾಲ್ 0804184730. ಶಕ್ತಿ ಟೊಯೋಟಾ, ಈಗಿನ ಚಾಯ್ಸ್, ನಾಳೆಯ ಸೇವಿಂಗ್.
0: ಹೇ, PUC ಅಂದ್ರೆ ಬರೀ ಸ್ಟಡಿ ಅಷ್ಟೇ ಅಲ್ಲ, ಇಟ್ಸ್ ಅಬೌಟ್ ಅವರ್ ಫ್ಯೂಚರ್.
4: ಆದ್ರೆ ಬೆಸ್ಟ್ ಕಾಲೇಜ್ ಚೂಸ್ ಮಾಡೋದು ಹೇಗೆ?
0: ಸಿಂಪಲ್, ಎಲ್ಲಿ ಬೆಸ್ಟ್ ಮೆಂಟರ್ಸ್ ಇರ್ತಾರೋ ಅಲ್ಲಿಗೆ ಹೋಗ್ಬೇಕು.
8: ಹಾಗಾದ್ರೆ ಶಿವಮೊಗ್ಗದ ಗಂಗೋತ್ರಿ ಇಂಡಿಪೆಂಡೆಂಟ್ PU ಕಾಲೇಜ್ಗೆ ಬನ್ನಿ.
9: ಗಂಗೋತ್ರಿ ಕಾಲೇಜ್, ಅಲ್ಲಿ ಸ್ಪೆಷಲ್ ಏನಿದೆ?
8: ಅಲ್ಲಿರೋದು ಬರೀ ಟೀಚರ್ಸ್ ಅಲ್ಲ, ರಿಯಲ್ IIT ಮೆಂಟರ್ಸ್. ಮುಂಬೈ, ರಾಂಚಿ, ತಿರುಪತಿ IIT ಬಂದಿರೋ ನುರಿತ ತಜ್ಞರಿಂದ PCMB ಮತ್ತು ವಾಣಿಜ್ಯ ವಿಭಾಗದ ಪಾಠ ನಡೆಯುತ್ತೆ. ಅದರ ಜೊತೆಗೆ ಇಂಟಿಗ್ರೇಟೆಡ್ ಕೋಚಿಂಗ್ ಕೂಡ ಇದೆ. JEE, NEET ಮತ್ತು KCET ನಲ್ಲಿ ಟಾಪ್ ರಿಸಲ್ಟ್ಸ್ ಗ್ಯಾರಂಟಿ.
9: ವಾವ್, ಅಂದ್ರೆ ಫ್ಯೂಚರ್ ಪ್ರೂಫ್ ಅಂತ ಆಯ್ತು.
8: ಖಂಡಿತ, ಫ್ಯೂಚರ್ ಡಿಮ್ಯಾಂಡ್ಗೆ ತಕ್ಕಂತೆ AI ಮತ್ತು ರೋಬೋಟಿಕ್ ಸಬ್ಜೆಕ್ಟ್ಗಳು ಇವೆ. ಜೊತೆಗೆ ಸ್ಮಾರ್ಟ್ ಕ್ಲಾಸ್ ರೂಮ್ಸ್, ಹೈಟೆಕ್ ಲ್ಯಾಬ್ಸ್ ಮತ್ತು ಸುರಕ್ಷಿತವಾದ ಹಾಸ್ಟೆಲ್ ಸೌಲಭ್ಯ ಕೂಡ ಇದೆ. ಗಂಗೋತ್ರಿ ಅಂದ್ರೆ ಇಟ್ಸ್ ನಾಟ್ ಜಸ್ಟ್ ಎ ಕಾಲೇಜ್, ಇಟ್ಸ್ ಎ ಫ್ಯೂಚರ್ ಬಿಲ್ಡರ್.
7: ಅಡ್ಮಿಷನ್ಸ್ ಓಪನ್ ಫಾರ್ 2026 and 27. ಹಾಗಾದ್ರೆ ತಡ ಯಾಕೆ, ತಕ್ಷಣ ಎನ್ರೋಲ್ ಮಾಡಿ.
8: ಗಂಗೋತ್ರಿ ಇಂಡಿಪೆಂಡೆಂಟ್ PU ಕಾಲೇಜ್, ಮ್ಯಾಮ್ಕೂಸ್ ಬಿಲ್ಡಿಂಗ್, ಕೋಟೆ ರಸ್ತೆ, ಶಿವಮೊಗ್ಗ. ಹೆಚ್ಚಿನ ಮಾಹಿತಿಗಾಗಿ ಕರೆ ಮಾಡಿ 9035588244 ಅಥವಾ 8884082.
7: ಗಂಗೋತ್ರಿ ಇಂಡಿಪೆಂಡೆಂಟ್ PU ಕಾಲೇಜ್, ವಿ ಬಿಲ್ಡ್ ಎಕ್ಸಲೆನ್ಸ್ ಇನ್ ಎಜುಕೇಶನ್.
10: ಶಿವಮೊಗ್ಗದಲ್ಲಿ ಬೆಳ್ಳಿಯ ಸಾಮಗ್ರಿಗಳ ವಿಶೇಷ ಸಂಗ್ರಹ ಎಲ್ಲಿದೆ ಗೊತ್ತಾ ನಿಮ್ಗೆ? ಅದ್ಭುತವಾದ ಸಿಲ್ವರ್ ಫೋಟೋ ಫ್ರೇಮ್ಗಳನ್ನ ಗಿಫ್ಟ್ ಮಾಡ್ಬೇಕು ಅಂತಿದ್ದೀರಾ? ರೀಸನೇಬಲ್ ಪ್ರೈಸ್ ನಲ್ಲಿ ಬೆಳ್ಳಿ ಐಟಮ್ಸ್ ಕಾರ್ಪೊರೇಟ್ ಗಿಫ್ಟ್ ಕೊಡ್ಬೇಕಾ? ಇಂತಹ ಎಲ್ಲ ಅಗತ್ಯಗಳಿಗೆ ಭೇಟಿ ಕೊಡಿ ಮೈತ್ರಿ ಮೈ ಜುವೆಲ್, ಎಲ್ಲೆಲ್ಲ ರಸ್ತೆ, ಶಿವಮೊಗ್ಗ. ಮಲೆನಾಡಿನ ಸುಪ್ರಸಿದ್ಧ ಬಂಗಾರ, ಬೆಳ್ಳಿ, ವಜ್ರದ ಅಂಗಡಿ ಮೈತ್ರಿ ಮೈ ಜುವೆಲ್.
11: ಸ್ವಲ್ಪ ತಾಳಿ, ನೀವು ಬಳಸಿರುವ ಈ ಡಬ್ಬಿ ಹಾಲಿನಲ್ಲಿ ಕಲುಷಿತ ನೀರು, ಮೈದಾ ಹಿಟ್ಟು, ಯೂರಿಯಾ ಬೆರೆತಿರಬಹುದಲ್ವೇ? ನಿಲ್ಲಿ ಈ ನಿಮ್ಮ ಪ್ಯಾಕೆಟ್ ಹಾಲಿನಲ್ಲಿ ಮೋಸದ ಗುಣಮಟ್ಟಕ್ಕಾಗಿ ಸಕ್ಕರೆ, ಗೆಣಸಿನ ಪೌಡರ್, ರಾಸಾಯನಿಕ ಆಮ್ಲ ಬಳಸಿರಬಹುದಲ್ವೇ?
12: ಹಾಗಾದ್ರೆ ನನ್ನ ಯಾವ ಹಾಲನ್ನು ಬಳಸಲಿ?
11: KMS ನ ನಂದಿನಿ ಹಾಲು, ನೀವು ಬಳಸಲು ಯೋಗ್ಯವಾದ ಹಾಲು.
13: ಬಳಸಿ ಪರಿಶುದ್ಧ ನಂದಿನಿ.
14: ಜ್ಞಾನದ ಕಡಲು ನಮ್ಮ ಜ್ಞಾನ ಸಾಗರ, AI ತಂತ್ರಜ್ಞಾನದ ಮೊದಲ ಶಾಲೆ, ಮಕ್ಕಳ ಭವಿಷ್ಯಕ್ಕೆ ಹೊಸ ಹಾದಿಯ ಮಾಲೆ.
15: ಶಿವಮೊಗ್ಗದಲ್ಲಿ ಇದೇ ಮೊದಲು ಜ್ಞಾನ ಸಾಗರ ಸೆಂಟ್ರಲ್ ಸ್ಕೂಲ್ ತಂದಿದೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಶಿಕ್ಷಣ, ಪರ್ಸನಲೈಸ್ಡ್ ಲರ್ನಿಂಗ್, ಪ್ರತಿ ಮಗುವಿನ ಬೆಳವಣಿಗೆಗೆ ವಿಶೇಷ ಗಮನ, ಸ್ಮಾರ್ಟ್ ಕ್ಲಾಸ್ ರೂಮ್, ಅದ್ಭುತ ಕಲಿಕೆಯ ಅನುಭವ, ಕೋಡಿಂಗ್ ಶಿಕ್ಷಣ, ಇಂದೇ ಕಲಿಯಿರಿ ನಾಳೆಯ ಕೌಶಲ. CBSE ಶಿಕ್ಷಣದಲ್ಲಿ ನಾವೇ ಶ್ರೇಷ್ಠ. ಸತತ 7 ವರ್ಷಗಳಿಂದ CBSE 10th ತರಗತಿಯಲ್ಲಿ 100%+ ಫಲಿತಾಂಶ. PKGಯಿಂದ 10th ತರಗತಿವರೆಗೆ ಪ್ರವೇಶಾತಿ ಪ್ರಾರಂಭವಾಗಿದೆ. ಸಂಪರ್ಕಿಸಿ 9164444991. ಮಕ್ಕಳ ಉಜ್ವಲ ಭವಿಷ್ಯಕ್ಕಾಗಿ ಜ್ಞಾನಸಾಗರ ಸೆಂಟ್ರಲ್ ಸ್ಕೂಲ್.
16: ಹಲೋ, ಗುಡ್ ಈವ್ನಿಂಗ್, ಶುಭ ಸಂಜೆ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ RJ ಸ್ಮೈಲಿಂಗ್ ಶ್ವೇತಾ. ನನ್ನ ಪ್ರೀತಿಯ ಕೇಳುಗರೆ, ಪ್ರತಿಯೊಂದು ಸಮಸ್ಯೆದಲ್ಲೂ ಇರುತ್ತೆ ಒಂದು ದಾರಿ. ಆ ದಾರಿಯನ್ನು ಹುಡುಕುವ ಧೈರ್ಯ ನಮ್ಮಲ್ಲಿದೆ. ಕತ್ತಲು ಕಳೆದು ಬೆಳಕಿನ ಕಡೆಗೆ ಸಾಗೋಣ. ನಮ್ಮ ಗುರಿ ಒಂದೇ, ಅದು ಪರಿಹಾರ. ಹೌದು ಸ್ನೇಹಿತರೆ, ನಮ್ಮ ನಡಿಗೆ ಪರಿಹಾರದ ಕಡೆಗೆ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ನಾವು ಎಷ್ಟೇ ದೊಡ್ಡ ದೊಡ್ಡ ಬಿಲ್ಡಿಂಗ್ ಕಟ್ಟಿದ್ರೂ ಮನೆಯಲ್ಲಿ ಒಂದು ಸ್ವಚ್ಛವಾದ ಶೌಚಾಲಯ ಇಲ್ಲ ಅಂತಂದ್ರೆ ಮನೆಗೆ ಪೂರ್ಣತೆ ಇರೋದೇ ಇಲ್ಲ ಅಲ್ವಾ? ಇದನ್ನೇ ಮನಗೊಂಡು ನಮ್ಮ ಸರ್ಕಾರ ಸುಲಭ ಅಂತಾರಾಷ್ಟ್ರೀಯ ಶೌಚಾಲಯ ಯೋಜನೆಯನ್ನ ಜಾರಿಗೆ ತಂದಿದೆ. ಇದು ಕೇವಲ ಒಂದು ಕಟ್ಟಡವಲ್ಲ, ಇದು ಒಂದು ಕ್ರಾಂತಿ ಅಂತಾನೆ ಹೇಳ್ಬಹುದು. ಹಾಗಾದ್ರೆ ಏನಿದು ಯೋಜನೆ ಅಂತ ನೀವು ಕೇಳಬಹುದು. ಎಸ್, ಬಯಲು ಶೌಚ ಮುಕ್ತ ಭಾರತ ಮಾಡುವ ಉದ್ದೇಶದಿಂದ, ಅದರಲ್ಲೂ ವಿಶೇಷವಾಗಿ ಆರ್ಥಿಕವಾಗಿ ಹಿಂದುಳಿದವರಿಗೆ ಮತ್ತು ಗ್ರಾಮೀಣ ಭಾಗದ ಜನರಿಗೆ ಸುಲಭವಾಗಿ ಶೌಚಾಲಯ ನಿರ್ಮಿಸಿಕೊಳ್ಳಲು ಸರ್ಕಾರ ಸಹಾಯಧನ ನೀಡುತ್ತೆ. ಕೇವಲ ಹಣ ಅಷ್ಟೇ ಅಲ್ಲ ಸ್ನೇಹಿತರೆ, ವೈಜ್ಞಾನಿಕವಾಗಿ ಹೇಗೆ ಕಡಿಮೆ ಜಾಗದಲ್ಲಿ ಹೆಚ್ಚು ಸ್ವಚ್ಛತೆ ಕಾಪಾಡಿಕೊಳ್ಳಬಹುದು ಅನ್ನೋದು ಈ ಯೋಜನೆಯ ಮುಖ್ಯ ಗುರಿ ಅಂತಾನೆ ಹೇಳಬಹುದು. ಸೊ ಈ ಸುಲಭ ಅಂತಾರಾಷ್ಟ್ರೀಯ ಶೌಚಾಲಯ ಸಂಗ್ರಹಾಲಯ ಅಂದ್ರೆ ಟಾಯ್ಲೆಟ್ ಮ್ಯೂಸಿಯಂ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನ ತಿಳಿಸ್ಲಿಕ್ಕೆ ಇಷ್ಟಪಡ್ತೀನಿ. ಸ್ನೇಹಿತರೆ, ದೆಹಲಿಯ ಪಾಲಂ ದಾಬ್ರಿ ರಸ್ತೆಯ ಕಿರಿದಾದ ಬೀದಿಗಳ ಮಧ್ಯೆ ಇರೋ ಈ ಪುಟ್ಟ ಮ್ಯೂಸಿಯಂ ಒಳಗೆ ಕಾಲಿಟ್ಟ ಕ್ಷಣದಲ್ಲೇ ನಮ್ಮ ಕಲ್ಪನೆಗಳನ್ನ ಬದಲಿಸುತ್ತೆ. ಸ್ವಚ್ಛ ವಾತಾವರಣ, ನಗೆಮೊಗದ ಸಿಬ್ಬಂದಿಯವರು ನಮಗೆ ಸಹಾಯ ಮಾಡೋಕೆ ಅಂತಾನೆ ಇರ್ತಾರೆ. ಬೆಳಗ್ಗೆ 10 ಸಂಜೆ 5 ಉಚಿತ ಪ್ರವೇಶವಿರುತ್ತೆ. ಪ್ರತಿ ವಿಭಾಗದ ವಿವರವನ್ನ ಸಿಬ್ಬಂದಿಯೇ ವಿವರಿಸುವ ವ್ಯವಸ್ಥೆ ಮಾಡ್ತಾರೆ. ಜಗತ್ತಿನಲ್ಲಿ ವಿಚಿತ್ರವಾದದ್ದು, ಆದ್ರೆ ವಿಶಿಷ್ಟ ಸಂಗ್ರಹಾಲಯಗಳ ಪಟ್ಟಿಯಲ್ಲಿ ಇದಕ್ಕೂ ಸ್ಥಾನವಿದೆ ಅಂತಾನೆ ಹೇಳಬಹುದು. 1992 ಬಿಂದೇಶ್ವರ್ ಪಾಠಕ್ ಸ್ಥಾಪಿಸಿದ ಈ ಮ್ಯೂಸಿಯಂ ಶೌಚಾಲಯಗಳ ಇತಿಹಾಸವನ್ನು ದಾಖಲಿಸುವುದರ ಜೊತೆಗೆ ಸ್ವಚ್ಛತೆ ಮತ್ತು ಆರೋಗ್ಯದ ಮಹತ್ವವನ್ನ ತಿಳಿಸುವ ಉದ್ದೇಶ ಹೊಂದಿದೆ. ಸುಲಭ ಶೌಚಾಲಯಗಳ ಮೂಲಕ ಭಾರತದಲ್ಲಿ ಸಾಮಾಜಿಕ ಕ್ರಾಂತಿ ತಂದವರೇ ಅವರು ಅಂತಾನೆ ಹೇಳಬಹುದು. ಮ್ಯೂಸಿಯಂ ಪ್ರವೇಶಿಸುವ ಮೊದಲು ಅಂಗಳದಲ್ಲೇ ವಿವಿಧ ಕಡಿಮೆ ವೆಚ್ಚದ ಶೌಚಾಲಯ ಮಾದರಿಗಳ ಪ್ರದರ್ಶನವಿದೆ. 2 ಗುಂಡಿಗಳ ವ್ಯವಸ್ಥೆಯ ಈ ವಿನ್ಯಾಸದಲ್ಲಿ ಒಂದು ತುಂಬಿದ ನಂತರ ಮತ್ತೊಂದು ಬಳಕೆಗೆ ಬರುತ್ತೆ, ಹೀಗಾಗಿ ತ್ಯಾಜ್ಯ ಗೊಬ್ಬರವಾಗುವುದಕ್ಕೆ ಸಮಯ ಸಿಗುತ್ತೆ. ಈ ಚಲುಕಡ್ಡಿ, ಬಿದಿರು, ಕಲ್ಲು, ಇಟ್ಟಿಗೆ, ಗೋಣಿ ಚೀಲ ಮುಂತಾದ ವಸ್ತುಗಳಿಂದ ನಿರ್ಮಿಸಬಹುದಾದ ಮಾದರಿಗಳ ವಿವರಗಳು ಪ್ರಾಯೋಗಿಕವಾಗಿವೆ ಅಂತಾನೆ ಹೇಳಬಹುದು. ಸೊ ಹಾಗೆ ಸೇತರೆ, ಈ ಮ್ಯೂಸಿಯಂನ 3 ವಿಭಾಗಗಳಾಗಿ ವಿಂಗಡಿಸಲಾಗಿರುತ್ತೆ. ಸೊ ಇದರ ಬಗ್ಗೆ ಮುಂದಿನ ಭಾಗದಲ್ಲಿ ಮಾಹಿತಿಯನ್ನ ತಿಳಿಸ್ತೀನಿ ಅಂತ ಹೇಳ್ತಾ ನಮ್ಮ ನಡಿಗೆ ಪರಿಹಾರದ ಕಡೆಗೆ ಕಾರ್ಯಕ್ರಮದಲ್ಲಿ ಒಂದು ಹಾಡನ್ನ ಕೇಳಿ ವಾಪಸ್ ಬರೋಣ. ನಾನು ಆರ್ಜೆ ಸ್ಮೈಲಿಂಗ್ ಶ್ವೇತಾ, ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಎಸ್, ವೆಲ್ಕಮ್ ಬ್ಯಾಕ್. ಮತ್ತೊಮ್ಮೆ ನಮ್ಮ ನಡಿಗೆ ಪರಿಹಾರದ ಕಡೆಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಆರ್ಜೆ ಸ್ಮೈಲಿಂಗ್ ಶ್ವೇತಾ. ಸ್ನೇಹಿತರೆ, ಕಳೆದ ಭಾಗದಲ್ಲಿ ಸುಲಭ್ ಅಂತಾರಾಷ್ಟ್ರೀಯ ಶೌಚಾಲಯ ಯೋಜನೆಯ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನ ತಿಳಿಸ್ತಾ ಇದ್ದೆ. ಹಾಗೆ ಈ ಒಂದು ಶೌಚಾಲಯ ಸಂಗ್ರಹಾಲಯವು ಸುಲಭ್ ಅಂತಾರಾಷ್ಟ್ರೀಯ ಶೌಚಾಲಯ ಸಂಗ್ರಹಾಲಯವು ದೆಹಲಿಯ ಪಾಲಂ ಧಾಬ್ರಿ ರಸ್ತೆಯ ಕಿರಿದಾದ ಬೀದಿಗಳ ಮಧ್ಯೆ ಇರುವ ಈ ಪುಟ್ಟ ಮ್ಯೂಸಿಯಂ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನ ತಿಳಿಸ್ತಾ ಇದೆ. ಈ ಮ್ಯೂಸಿಯಂ ಒಳಗೆ ಮೂರು ವಿಭಾಗಗಳಾಗಿ ವಿಂಗಡಿಸಲಾಗಿದೆ: ಪ್ರಾಚೀನ, ಮಧ್ಯಯುಗ ಮತ್ತು ಆಧುನಿಕ. ಸೋ ಈ ಪ್ರಾಚೀನ ವಿಭಾಗದಲ್ಲಿ ಸಿಂಧೂ ಕಣಿವೆಯ ನಾಗರಿಕತೆ, ಬ್ಯಾಬಿಲೋನ್, ಗ್ರೀಸ್ ಮತ್ತು ರೋಮ್ಗಳ ಶೌಚ ವ್ಯವಸ್ಥೆಗಳ ಚಿತ್ರಣವಿರುತ್ತೆ. ಗುಜರಾತಿನ ಲೋಥಾಲ್ನಲ್ಲಿ ಕ್ರಿಸ್ತಪೂರ್ವ 2300ರಲ್ಲಿ ಮನೆಗಳಿಗೆ ಪ್ರತ್ಯೇಕ ಶೌಚಾಲಯಗಳಿದ್ದು ಮಣ್ಣಿನ ಕೊಳವೆಗಳ ಮೂಲಕ ಅವು ಪರಸ್ಪರ ಸಂಪರ್ಕ ಹೊಂದಿದ್ವು ಎಂಬ ಮಾಹಿತಿ ನಿಜಕ್ಕೂ ಆಶ್ಚರ್ಯ ಹುಟ್ಟಿಸುತ್ತೆ. ಇನ್ನ ಮಧ್ಯಯುಗ ವಿಭಾಗದಲ್ಲಿ ಅಂದ್ರೆ ಈ ಅರಮನೆಗಳು ಕೋಟೆಗಳಲ್ಲಿದ್ದ ಶೌಚಾಲಯ ಮಾದರಿಗಳು, ಚೇಂಬರ್ ಪಾಟ್ಗಳು ಮತ್ತು ಭೇಟಿ ಸಂದರ್ಭಗಳಲ್ಲಿ ಬಳಸ್ತಾ ಇದ್ದಂತಹ ಪೋರ್ಟೇಬಲ್ ಕಮೋಡ್ಗಳು ಕಾಣಿಸ್ತಾವೆ. ಇಲ್ಲಿ ವಿಶೇಷ ಗಮನ ಸೆಳೆಯುವುದು ಫ್ರಾನ್ಸ್ನ ರಾಜ ಲೂಯಿ 14ನೇಯವರ ಸಿಂಹಾಸನದ ಪ್ರತಿಕೃತಿ. ಮಲಬದ್ಧತೆಯಿಂದ ಬಳಲ್ತಾ ಇದ್ದ ರಾಜ ಸಭೆ ಮಧ್ಯೆ ಎದ್ದು ಹೋಗುವುದನ್ನ ತಪ್ಪಿಸೋದಕ್ಕೆ ಸಿಂಹಾಸನದಲ್ಲೇ ಶೌಚ ವ್ಯವಸ್ಥೆ ಮಾಡಿಸಿಕೊಂಡಿದ್ದಂತೆ. ಆಶ್ಚರ್ಯ ಏನು ಅಂತಂದ್ರೆ, ಭೋಜನಕ್ಕೆ ಏಕಾಂತ ಬಯಸುತ್ತಿದ್ದ ರಾಜ ಶೌಚವನ್ನು ಸಭೆಯಲ್ಲೇ ನಡೆಸ್ತಾ ಇದ್ದ. ಅದನ್ನ ನೋಡುವುದೇ ಶುಭವೆಂದು ಜನರು ಭಾವಿಸ್ತಾ ಇದ್ರು ಸೇದ್ರೆ. ಹಾಗೆ ಈ ಬ್ರಿಟಿಷರು ಬೇಟೆಗೆ ಹೋಗುವಾಗ ಬಳಸುತ್ತಿದ್ದಂತಹ ಆಭರಣ ಪೆಟ್ಟಿಗೆಯಂತೆ ಕಾಣುವ ಕಮೋಡ್ಗಳು ಕಳ್ಳರು ಕದ್ದರೆ ಅವರಿಗೆ ಆಗುವ ಆಘಾತದ ಕಲ್ಪನೆಗೂ ನಗು ಬರುತ್ತೆ. ಹಾಗೆ ಅಲ್ಲೊಂದು ವಿಚಿತ್ರವಾದ ಮಾದರಿ ಟೇಬಲ್ ಟಾಪ್ ಟಾಯ್ಲೆಟ್ ಕೂಡ ಇದೆ. ಮೇಜಿನಂತೆ ಕಾಣುವ ಇದರ ಮೇಲೆ ಊಟ ಬಡಿಸಲಾಗ್ತಾ ಇತ್ತು. ಅವಸರ ಬಂದ್ರೆ ಮೇಲ್ಭಾಗ ತೆರೆದರೆ ಅದೇ ಶೌಚಾಲಯವಾಗಿತ್ತು ಸ್ನೇಹಿತರೆ. ಹಾಗೆ ಇನ್ನ ರೋಮನ್ ಕಾಲದಲ್ಲಿ ಬಂಗಾರ, ಬೆಳ್ಳಿ, ಚೇಂಬರ್ ಪಾಟ್ಗಳನ್ನ ಬಳಸಲಾಗ್ತಾ ಇತ್ತು. ರಾಣಿ ವಿಕ್ಟೋರಿಯಾ ಬಳಸಿದ್ದ ಅಲಂಕೃತ ಪಾಟ್ ಕೂಡ ಇಲ್ಲಿ ಇದೆ ಅಂತಾನೆ ಹೇಳ್ಬೋದು. ಆದರೆ ತ್ಯಾಜ್ಯ ನಿರ್ವಹಣೆ ದೊಡ್ಡ ಸಮಸ್ಯೆಯಾಗಿದ್ದು ಯುರೋಪ್ನಲ್ಲಿ ಕಿಟಕಿಯಿಂದಲೇ ಬೀದಿಗೆ ಸುರಿತಾ ಇದ್ದುದರಿಂದ ಜನರು ಎತ್ತರದ ಚಪ್ಪಲಿ ಧರಿಸ್ತಾ ಇದ್ರು. 1920ರ ಅಮೆರಿಕದಲ್ಲಿ ಕಚೇರಿಗಳಲ್ಲಿದ್ದ ಎರಡು ಅಂತಸ್ತಿನ ಶೌಚಾಲಯ ಮಾದರಿಯು ಇಲ್ಲಿ ಇದೆ ಅಂತಾನೆ ಹೇಳ್ಬಹುದು. ಮೇಲಿನ ಅಂತಸ್ತು ಅಧಿಕಾರಿಗಳಿಗೆ, ಹಾಗೆ ಕೆಳಗಿನದ್ದು ನೌಕರರಿಗೆ ಅಂತ ಮಾಡ್ಕೊಂಡಿದ್ರು. ಸೋ ಇಲ್ಲಿ ಆಧುನಿಕ ವಿಭಾಗದಲ್ಲಿ ಇವತ್ತಿನ ಶೌಚ ವ್ಯವಸ್ಥೆಗಳ ಅಭಿವೃದ್ಧಿಯನ್ನ ನೋಡಬಹುದು. ಜಪಾನಿನ ಸ್ವಯಂ ಸ್ವಚ್ಛಗೊಳಿಸುವ ಟಾಯ್ಲೆಟ್, ಹೀಟಿಂಗ್ ಮತ್ತು ಮಸಾಜ್ ಸೌಲಭ್ಯಗಳ ಆಸನ, ಸೌರಶಕ್ತಿಯಿಂದ ಮಲವನ್ನು ಬೂದಿಯನ್ನಾಗಿ ಪರಿವರ್ತಿಸುವ ವ್ಯವಸ್ಥೆ, ಇವೆಲ್ಲವೂ ಕೂಡ ತಂತ್ರಜ್ಞಾನದ ಅದ್ಭುತ ಉದಾಹರಣೆಗಳು ಅಂತಾನೆ ಹೇಳ್ಬೋದು. ಇಲ್ಲಿ ಕೇವಲ ಉಪಕರಣಗಳಷ್ಟೇ ಅಲ್ಲ, ಶೌಚಾಲಯಕ್ಕೆ ಸಂಬಂಧಿಸಿದ ಸೃಜನಶೀಲ ಅಭಿವ್ಯಕ್ತಿಯೂ ಇದೆ ಅಂತಾನೆ ಹೇಳ್ಬೋದು. ಫೋಟೋಗಳು, ಚಿತ್ರಗಳು, ಕವನಗಳು, ಕಾರ್ಟೂನ್ಗಳು, ಉಕ್ತಿಗಳು ಮನೋರಂಜಿಸುತ್ತೆ ಅಂತಾನೆ ಹೇಳ್ಬೋದು. ಮಕ್ಕಳಿಗೆ ಶೌಚಾಲಯದ ಅಭ್ಯಾಸ ಬೆಳೆಸೋದಕ್ಕೆ ಜಪಾನಿನಲ್ಲಿ ತಯಾರಾದ ಆಟಿಕೆ ವಿಶೇಷ. ನಾಣ್ಯ ಹಾಕಿದ್ರೆ ಫ್ಲಶ್ ಶಬ್ದ ಬರುತ್ತೆ. ಥೈಲ್ಯಾಂಡ್ನಲ್ಲಿ ಆನೆಗಳಿಗೆ ಕಮೋಡ್ ಬಳಸುವ ತರಬೇತಿ ನೀಡುವ ಚಿತ್ರವು ಕೂಡ ಗಮನ ಸೆಳೆಯುತ್ತೆ. ಸುಮಾರು 2 ಗಂಟೆಗಳ ವೀಕ್ಷಣೆಯ ನಂತರ ಹೊರಬರುವಾಗ ಮಾತನಾಡೋದಕ್ಕೆ ಸಂಕೋಚ ಪಡುವ ವಿಷಯ ಶೌಚಾಲಯ ಎಷ್ಟು ಮಹತ್ವದ ಇತಿಹಾಸ ಮತ್ತು ಸಾಮಾಜಿಕ ಪಾತ್ರ ಹೊಂದಿದೆ ಅನ್ನೋದ್ರ ಬಗ್ಗೆ ಸ್ಪಷ್ಟವಾಗುತ್ತೆ ಸ್ನೇಹಿತರೆ. ಸ್ವಚ್ಛ ಮತ್ತು ಆರೋಗ್ಯಕರ ಸಮಾಜದ ನಿರ್ಮಾಣದಲ್ಲಿ ಇದರ ಪಾತ್ರ ಅನಿವಾರ್ಯ ಎಂಬ ಅರಿವು ಮನಸ್ಸಿನಲ್ಲಿ ಗಾಢವಾಗಿ ಉಳಿಯುತ್ತೆ. ಸೊ ಹಾಗಾದ್ರೆ ಇನ್ನ ಮುಂದಿನ ಭಾಗದಲ್ಲಿ ಈ ಒಂದು ಸೌಲಭ್ಯ ಯಾರಿಗೆಲ್ಲ ಸಿಗುತ್ತೆ, ಹಾಗೆ ಈ ಯೋಜನೆಯ ವಿಶೇಷತೆಗಳು ಏನು ಅನ್ನೋದ್ರ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನ ಮುಂದಿನ ಭಾಗದಲ್ಲಿ ತಿಳಿಸ್ತೀನಿ ಅಂತ ಹೇಳ್ತಾ ನಮ್ಮ ನಡಿಗೆ ಪರಿಹಾರದ ಕಡೆಗೆ ಕಾರ್ಯಕ್ರಮದಲ್ಲಿ ಒಂದು ಹಾಡನ್ನ ಕೇಳಿ ವಾಪಸ್ ಬರೋಣ. ನಾನು ಆರ್ ಜೆ ಸ್ಮೈಲಿಂಗ್ ಶ್ವೇತಾ, ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಸ್ವಾಧ್ಯಾಯ
1: ನಮ್ಮ ಜನಗಣತಿ ನಮ್ಮ ವಿಕಾಸ.
2: ಜನಗಣತಿಯ ಮೊದಲ ಹಂತದಲ್ಲಿ ಮನೆಪಟ್ಟಿ ಮತ್ತು ಮನೆಗಣತಿಯನ್ನು ನಡೆಸಲಾಗುವುದು. ಇದು ನಿಮ್ಮ ವಾಸಸ್ಥಳ ಮತ್ತು ವಸತಿಯ ಬಗ್ಗೆ ವಿವರಗಳನ್ನು ದಾಖಲಿಸುತ್ತದೆ. ನಮ್ಮ ಭಾಗವಹಿಸುವಿಕೆಯ ಮೂಲಕ ಈ ಪ್ರಯತ್ನವನ್ನು ಯಶಸ್ವಿಗೊಳಿಸೋಣ. ಪ್ರತಿಯೊಬ್ಬ ವ್ಯಕ್ತಿಯು ಸೇರಲಿ, ಪ್ರತಿ ಕುಟುಂಬವು ಭಾಗವಹಿಸಲಿ ಮತ್ತು ರಾಷ್ಟ್ರವು ಮುಂದುವರೆಯಲಿ. ಜನಗಣತಿ 2027, ನಮ್ಮ ಜನಗಣತಿ ನಮ್ಮ ವಿಕಾಸ.
3: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
4: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
3: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
5: ಮಹಾಲಕ್ಷ್ಮಿ ಸ್ವೀಟ್ಸ್.
6: ಎಸ್, ವೆಲ್ಕಮ್ ಬ್ಯಾಕ್. ಮತ್ತೊಮ್ಮೆ ನಮ್ಮ ನಡಿಗೆ ಪರಿಹಾರದ ಕಡೆಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಆರ್ ಜೆ ಸ್ಮೈಲಿಂಗ್ ಶ್ವೇತಾ. ಸ್ನೇಹಿತರೆ, ನಾವೆಲ್ಲರೂ ಮ್ಯೂಸಿಯಂ ಅಂತ ಹೇಳಿದ ಕೂಡಲೇ ತಕ್ಷಣ ಹಳೆಯ ಕಾಲದ ನಾಣ್ಯಗಳು, ಕತ್ತಿ ಗುರಾಣಿ ಅಥವಾ ಪೇಂಟಿಂಗ್ಸ್ ಅಂತ ನೆನಪಿಸಿಕೊಳ್ತೇವೆ ಅಲ್ವಾ? ಆದರೆ ಇವತ್ತು ನಾನು ನಿಮಗೆಲ್ಲ ಒಂದು ವಿಭಿನ್ನವಾದ ಮ್ಯೂಸಿಯಂ ಬಗ್ಗೆ ಹೇಳ್ತಾ ಇದ್ದೆ. ಅದೇ ದೆಹಲಿಯಲ್ಲಿರುವ ಸುಲಭ್ ಅಂತಾರಾಷ್ಟ್ರೀಯ ಶೌಚಾಲಯ ಸಂಗ್ರಹಾಲಯ. ಕೇಳೋದಕ್ಕೆ ಸ್ವಲ್ಪ ವಿಚಿತ್ರ ಅಂತ ಅನ್ಸಿದ್ರೂ ಇದು ಜಗತ್ತಿನ ವಿಶಿಷ್ಟ ಮ್ಯೂಸಿಯಂಗಳಲ್ಲಿ ಒಂದು. ಕಳೆದ ಭಾಗದಲ್ಲಿ ನಾನು ಈ ಮ್ಯೂಸಿಯಂನ ವಿಶೇಷತೆಯ ಬಗ್ಗೆ ತಿಳಿಸಿದ್ದಾಯ್ತು. ಹಾಗಾದ್ರೆ ಈ ಒಂದು ಸುಲಭ್ ಅಂತಾರಾಷ್ಟ್ರೀಯ ಶೌಚಾಲಯ ಯೋಜನೆ ಯಾರಿಗೆಲ್ಲ ಸೌಲಭ್ಯ ಸಿಗುತ್ತೆ, ಹಾಗೆ ಈ ಯೋಜನೆ ಯಾರಿಗೆಲ್ಲ ಉಪಯೋಗ ಆಗುತ್ತೆ ಅಂತ ಹೇಳೋದಾದ್ರೆ, ಎಸ್, ನಿಮ್ಮಲ್ಲಿ ಬಿಪಿಎಲ್ ಕಾರ್ಡ್ ಇದೆಯಾ ಅಥವಾ ನೀವು ಸಣ್ಣ ಹಿಡುವಳಿದಾರರೇ, ಹಾಗಾದ್ರೆ ಈ ಯೋಜನೆ ನಿಮಗೆ ವರದಾನ. ಮಹಿಳೆಯರ ಸುರಕ್ಷತೆ ಮತ್ತು ಆರೋಗ್ಯದ ದೃಷ್ಟಿಯಿಂದ ಸರ್ಕಾರ ಇದಕ್ಕೆ ಹೆಚ್ಚಿನ ಆದ್ಯತೆ ನೀಡ್ತಾ ಇದೆ. ಮನೆಯ ಹೆಣ್ಣು ಮಕ್ಕಳು ಕತ್ತಲಾಗುವವರೆಗೂ ಕಾಯುವ ಪರಿಸ್ಥಿತಿ ಇನ್ಮುಂದೆ ಇರಬಾರದು ಅನ್ನೋದೇ ಇದರ ಆಶಯ ಅಂತಾನೆ ಹೇಳಬಹುದು. ಸೊ ಈ ಒಂದು ಯೋಜನೆಯ ವಿಶೇಷತೆಗಳು ಹೀಗಿವೆ. ಶೌಚಾಲಯ ಕಟ್ಟೋದಕ್ಕೆ ಸರ್ಕಾರ ನೇರವಾಗಿ ಫಲಾನುಭವಿಗಳ ಖಾತೆಗೆ ಹಣವನ್ನ ಜಮೆ ಮಾಡುತ್ತೆ. ಇನ್ನು ಅಂತಾರಾಷ್ಟ್ರೀಯ ಮಟ್ಟದ ಟ್ವಿನ್ ಪಿಟ್ ಮಾದರಿಯನ್ನ ಬಳಸಿ ಅತಿ ಕಡಿಮೆ ನೀರಿನಲ್ಲಿ ಸ್ವಚ್ಛತೆ ಕಾಪಾಡಬಹುದು. ಹಾಗೆ ಇದು ಮಣ್ಣಿನ ಫಲವತ್ತತೆಯನ್ನು ಹಾಳು ಮಾಡದೆ ತ್ಯಾಜ್ಯವನ್ನು ಗೊಬ್ಬರವನ್ನಾಗಿ ಪರಿವರ್ತಿಸುವ ತಂತ್ರಜ್ಞಾನ ಹೊಂದಿದೆ. ಕೇಳಿಸ್ಕೊಂಡಲ್ವಾ ಸ್ನೇಹಿತರೆ? ಸ್ವಚ್ಛತೆ ಅನ್ನೋದು ನಮ್ಮ ಮನೆಯಿಂದಲೇ ಶುರುವಾಗಬೇಕು. ನಮ್ಮ ನಗರ ಶಿವಮೊಗ್ಗವನ್ನು ಸುಂದರವಾಗಿಸೋದು ಎಷ್ಟು ಮುಖ್ಯವೋ, ನಮ್ಮ ಮನೆಯ ಸುತ್ತಮುತ್ತಲಿನ ಪರಿಸರವನ್ನು ಸ್ವಚ್ಛವಾಗಿಡೋದು ಕೂಡ ಅಷ್ಟೇ ಮುಖ್ಯ. ಸೊ ನೀವು ಇನ್ನೂ ಈ ಯೋಜನೆಯ ಲಾಭ ಪಡೆದಿಲ್ಲ ಅಂತಂದ್ರೆ ತಕ್ಷಣ ನಿಮ್ಮ ಹತ್ತಿರದ ಗ್ರಾಮ ಪಂಚಾಯಿತಿ ಅಥವಾ ನಗರಸಭೆಯನ್ನು ಸಂಪರ್ಕಿಸಿ ದಾಖಲೆಗಳನ್ನು ನೀಡಿ. ಸರ್ಕಾರದ ಈ ಯೋಜನೆಯನ್ನು ನಿಮ್ಮ

0: ಅಬ್ಬಾ ಏನ್ ಬಿಸಿಲು, ಹೊರಗಡೆ ಹೋದ್ರೆ ಬೆವತ್ ಹೋಗ್ತಿವಿ, ಕಾರ್ ತೆಗೆದ್ರೆ ಪೆಟ್ರೋಲ್ ಖರ್ಚಿಗೆ ಹೆದ್ರಿ ಸತ್ತೇ ಹೋಗ್ತಿವಿ.
1: ಕಿರಣ್ ಯೋಚನೆ ಬಿಡು, ಈ ಬೇಸಿಗೆಗೆ ಶಕ್ತಿ ಟೊಯೋಟೋದಲ್ಲಿದೆ.

0: ತಂಪು ಸೊಲ್ಯೂಷನ್ ಸ್ವಿಚ್ ಟು ಟೊಯೋಟಾ ಹೈಬ್ರಿಡ್, ಬಿಸಿಲಲ್ಲೂ ಕೂಲ್ ಆಗಿರೋ
1: ಹೈಬ್ರಿಡ್ ಅಂದ್ರೆ ಮತ್ತೆ ಅದೇ ಮೈಲೇಜ್ ಮ್ಯಾಜಿಕ್ ಅಲ್ವಾ?
0: ಹೌದು ಮಗ, ಟೊಯೋಟಾ ಹೈರೈಡರ್ ನೋಡು, 27.97 ಕಿಲೋಮೀಟರ್ ಪರ್ ಲೀಟರ್ ಮೈಲೇಜ್, 100,000 ಪೆಟ್ರೋಲ್ ಉಳಿತಾಯ, ಎಸಿ ಫುಲ್ ಹಾಕಿದ್ರು ಜೇಬಿಗೆ ತಂಪು.
1: ವಾವ್!
0: ಅಷ್ಟೇ ಅಲ್ಲ, ಟೊಯೋಟಾ ಹೈರೈಡರ್ ಮೇಲೆ ಶಕ್ತಿ ಟೊಯೋಟೋದಲ್ಲಿ ಎಕ್ಸ್ಕ್ಲೂಸಿವ್ ಆಫರ್ಸ್ ಕೂಡ ಇದೆ. ಎಕ್ಸ್ಚೇಂಜ್ ಬೆನಿಫಿಟ್ 50,000 ವರೆಗೆ ಸಿಗುತ್ತೆ, ಮತ್ತೆ ಒಟ್ಟು 145,000 ವರೆಗೂ ಲಾಭ ಇದೆ. ಹೈರೈಡರ್ ಬೆಲೆ ಕೇವಲ 10.99 ಲಕ್ಷದಿಂದ ಶುರು.
2: ಶಕ್ತಿ ಟೊಯೋಟಾ ಸಮ್ಮರ್ ಬುಕಿಂಗ್ ಆಫರ್ಸ್, ಸ್ಪೆಷಲ್ ಸಮ್ಮರ್ ಡಿಸ್ಕೌಂಟ್ಸ್ ಆನ್ ಸೆಲೆಕ್ಟ್ ಮಾಡೆಲ್ಸ್, ಅಟ್ರಾಕ್ಟಿವ್ ಫೈನಾನ್ಸ್ ಅಂಡ್ ಎಕ್ಸ್ಚೇಂಜ್ ಆಫರ್ಸ್. ಈಗಲೇ ಬುಕ್ ಮಾಡಿ ಶೀಘ್ರವಾಗಿ ಡೆಲಿವರಿ ಪಡೆಯಿರಿ.
1: ಉಳಿತಾಯ ಕೂಡ, ಕೂಲ್ ಸ್ಟೈಲ್ ಕೂಡ. ನಾನು ಈಗಲೇ ಶಕ್ತಿ ಟೊಯೋಟಾಗೆ ಹೊರಟೆ.
2: ಶಕ್ತಿ ಟೊಯೋಟಾ, ಬೈಪಾಸ್ ರಸ್ತೆ, ವಿದ್ಯಾನಗರ, ಶಿವಮೊಗ್ಗ. ಕಾಲ್ 0804184730. ಶಕ್ತಿ ಟೊಯೋಟಾ, ಈಗಿನ ಚಾಯ್ಸ್, ನಾಳೆಯ ಸೇವಿಂಗ್.
3: ಕಾಲೇಜ್ ಲೈಬ್ರರಿ ಅಂದ್ರೆ ತುಂಬಾ ಹೊತ್ತು ಓಪನ್ ಇರಬೇಕು ಅಂತ ಗೊಣಗ್ಬೇಡ್ರಿ. ವಿದ್ಯಾರ್ಥಿಗಳ ಅನುಕೂಲಕ್ಕೆಂದೇ ಬೆಳಿಗ್ಗೆ 5 ಗಂಟೆಯಿಂದ ರಾತ್ರಿ 11 ಗಂಟೆವರೆಗೆ ಲೈಬ್ರರಿ ಓಪನ್ ಇರುತ್ತೆ, ಜೊತೆಗೆ ಇಂಟರ್ನೆಟ್ ಸೌಲಭ್ಯ ಕೂಡ ಇದೆ.
4: ಶಿವಮೊಗ್ಗದಲ್ಲಿ ಪಿಯು ಸೇರುವವರ ಕನಸಿನ ಸಂಸ್ಥೆ ಶ್ರೀ ಆದಿಚುಂಚನಗಿರಿ ಸ್ವತಂತ್ರ ಪದವಿ ಪೂರ್ವ ಕಾಲೇಜು.
5: ಪ್ರತಿ ವಿದ್ಯಾರ್ಥಿಗೆ ದೊರೆಯುತ್ತಿದೆ ಸಮರ್ಥ ಶಿಕ್ಷಣ. ವಿದ್ಯಾರ್ಥಿಯ ಸರ್ವತೋಮುಖ ಪ್ರಗತಿಗೆ ಆದ್ಯತೆ ನೀಡುವ ಮಲೆನಾಡಿನ ಹೆಮ್ಮೆಯ ಸಂಸ್ಥೆ ಶ್ರೀ ಆದಿಚುಂಚನಗಿರಿ ಸ್ವತಂತ್ರ ಪದವಿ ಪೂರ್ವ ಕಾಲೇಜು, ಶರಾವತಿ ನಗರ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 7483710963. ಸಂಖ್ಯೆ ಮತ್ತೊಮ್ಮೆ 7483710963. ವೆಬ್ಸೈಟ್ www.saipuc.org.in.
6: ಉತ್ತಮ ಭವಿಷ್ಯಕ್ಕೆ ಸೂಕ್ತ ಆಯ್ಕೆ
7: ಶ್ರೀ ಆದಿಚುಂಚನಗಿರಿ ಸ್ವತಂತ್ರ ಪದವಿ ಪೂರ್ವ ಕಾಲೇಜು.
8: ಕಸ್ಟಮೈಸ್ ಆಭರಣಗಳ ರಾಜಧಾನಿ ಮೈತ್ರಿ ಮೈಚುವಲ್. ನಿಮ್ಮ ಮನಸ್ಸಿಗೊಪ್ಪುವ ರೀತಿಯ ಆಭರಣದ ವಿನ್ಯಾಸಕ್ಕೆ ಮೈತ್ರಿ ಮೈಚುವಲ್. ನಿಮ್ಮ ಹಣಕ್ಕೆ ತಕ್ಕ ಮೌಲ್ಯಯುತ ಆಭರಣಗಳಿಗೆ ಮೈತ್ರಿ ಮೈಚುವಲ್. ಕ್ಲಾಸಿಕ್ ನಿಂದ ಲೇಟೆಸ್ಟ್ ಡಿಸೈನ್ ವರೆಗೂ ಸುಪ್ರೀಂ ಕಲೆಕ್ಷನ್ಗೆ ಹೆಸರುವಾಸಿ ಮೈತ್ರಿ ಮೈಚುವಲ್. ಭೇಟಿ ಕೊಡಿ ಮೈತ್ರಿ ಮೈಚುವಲ್, ಎಲ್ಲೆಲ್ಲ ರಸ್ತೆ, ಶಿವಮೊಗ್ಗ. ಮಲೆನಾಡಿನ ಸುಪ್ರಸಿದ್ಧ ಬಂಗಾರ, ಬೆಳ್ಳಿ, ವಜ್ರದ ಅಂಗಡಿ ಮೈತ್ರಿ ಮೈಚುವಲ್.
9: ಬ್ರೋ, ಅವನಿಗಿನ್ನೂ 26 ವರ್ಷ, ಭಾರ ಎತ್ತುವಾಗ ಬಿದ್ಬಿಟ್ಟ. ಅಂತಹ ಕ್ರಿಟಿಕಲ್ ಪರಿಸ್ಥಿತಿನಲ್ಲಿ ಏನ್ ಮಾಡ್ಬೇಕು ಏನ್ ಮಾಡಬಾರ್ದು ಅಂತಾನೆ ಗೊತ್ತಾಗ್ಲಿಲ್ಲ.
0: ಈ ರೀತಿಯ ಪರಿಸ್ಥಿತಿಯಲ್ಲಿ ಶಾಕ್ ಆಗುದು ಸಹಜ. ಯಾವುದೇ ಎಮರ್ಜೆನ್ಸಿ ಸಮಯದಲ್ಲಿ ಯೋಚನೆ ಮಾಡದೆ ತಕ್ಷಣ ಕರೆ ಮಾಡಿ 9538 9769 ಅಥವಾ ಉಚಿತ ಸಹಾಯವಾಣಿ ಸಂಖ್ಯೆ 1800-309-0309. ಸಹ್ಯಾದ್ರಿ ನಾರಾಯಣ ಹಾಸ್ಪಿಟಲ್, ಶಿವಮೊಗ್ಗ. ಹಾಯ್, ನಮಸ್ಕಾರ. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 94.5 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಸಂಜೆಯ ಸಮಯ 6 ಗಂಟೆ ಆಗಿದೆ. ಪ್ರತಿ ದಿನದಂತೆ ನಿಮ್ ಜೊತೆ ಮಾತಾಡೋದಕ್ಕೆ ಮಿಸ್ ಮಾಡಿದ್ರೆ, ಇವತ್ತು ಕೂಡ ನಾನ್ ಬಂದಿದ್ದೀನಿ ಅರ್ಜುನ್ ಶ್ರೀಧರ್. ಈಗ ನೀವ್ ಕೇಳ್ತಾ ಇರೋದು ಸಂಜೆಯ 6 ಗಂಟೆಯ ವಿಸ್ಮಯ ಜಗತ್ತು ಕಾರ್ಯಕ್ರಮ. ವಿಸ್ಮಯ ಜಗತ್ತು ಕಾರ್ಯಕ್ರಮದಲ್ಲಿ ನೀವು ಸಹ ಇವತ್ತು ನಾವು ಮಾತಾಡ್ತಾ ಇರುವಂತಹ ವಿಷಯದ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ನಮ್ಮ ಜೊತೆನಲ್ಲಿ ಹಂಚ್ಕೊಳ್ಬಹುದು. ಅಂಡ್ ಹಾಗೆ ನೀವು ಸಹ ನಮ್ಮ ಕಾರ್ಯಕ್ರಮದಲ್ಲಿ ಮಾತಾಡ್ತಾ ನಿಮಗೆ ಗೊತ್ತಿರುವಂತಹ ಇಂಟ್ರೆಸ್ಟಿಂಗ್ ಆಗಿರುವಂತಹ ವಿಷಯಗಳನ್ನ ಕೂಡ ನಮ್ಮ ಜೊತೆನಲ್ಲಿ ಹಂಚ್ಕೊಳ್ಬಹುದು. ಹಾಗೆ ಇವತ್ತಿನ ಶೋನ ಕೇಳಿಸ್ಕೊಳ್ತಾ ಇದ್ರೆ, ನಮ್ಮ ಶೋನಲ್ಲಿ ನಾವು ಇವತ್ತು ಮಾತಾಡ್ತಾ ಇರುವಂತಹ ವಿಷಯದ ಬಗ್ಗೆ ಕೂಡ ನಿಮಗೆ ಗೊತ್ತಿರುವಂತಹ ಒಂದು ಕ್ಯೂರಿಯಸ್ ಆಗಿರುವ ಇಂಟ್ರೆಸ್ಟಿಂಗ್ ಆಗಿರುವಂತಹ ವಿಷಯಗಳನ್ನ ಕೂಡ ನಮ್ಮ ಜೊತೆನಲ್ಲಿ ಹಂಚ್ಕೊಳ್ಬಹುದು. ಸೊ ಅದನ್ನೆಲ್ಲ ಮಾಡೋದಕ್ಕೂ ಮುಂಚೆ ನೀವೇನಾದರೂ ಮನೇಲಿ ಕೂತು ಕಾಫಿ ಕುಡಿತಾ ಇದ್ರ ಅಂತಂದ್ರೆ, ಈವ್ನಿಂಗ್ ಆಗಿರೋದ್ರಿಂದ ಸ್ವಲ್ಪ ಫ್ರೆಂಡ್ಸ್ ಜೊತೆ, ಫ್ಯಾಮಿಲಿ ಜೊತೆ ಸ್ವಲ್ಪ ವಾಕ್ ಮಾಡೋಣ ಅಂತೇಳಿ ವಾಕ್ ಮಾಡ್ತಾ ಇದ್ರೆ ನಮ್ಮ ಇವತ್ತಿನ ಶೋನ ಕೂಡ ಕೇಳಿಸ್ಕೊಳ್ಳಿ. ಅಂಡ್ ಹಾಗೆ ನಿಮ್ಮ ಮಕ್ಕಳು ಕೂಡ ಸಖತ್ ಕ್ಯೂರಿಯಸ್ ಆಗಿರುವಂತಹ ಇಂಟ್ರೆಸ್ಟಿಂಗ್ ಆಗಿರುವಂತಹ ವಿಷಯಗಳ ಬಗ್ಗೆ ನಿಮ್ಮ ಹತ್ರ ಏನಾದರೂ ಚರ್ಚೆ ಮಾಡ್ತಿರೋ ಅಂದ್ರೆ, ಆ ವಿಷಯಗಳನ್ನ ಕೂಡ ಅವ್ರ ಹತ್ರನೇ ರೆಕಾರ್ಡ್ ಮಾಡಿಸಿ ನಮಗೂ ಕೂಡ ಶೇರ್ ಮಾಡಬಹುದು. ಹೇಗೆ ಏನು ಅಂತೆಲ್ಲ ನಾನು ಹೇಳ್ತೀನಿ. ಅದಕ್ಕೂ ಮುಂಚೆ ಇವತ್ತಿನ ಕಾರ್ಯಕ್ರಮಕ್ಕೆ ನಿಮಗೆಲ್ರಿಗೂ ಸ್ವಾಗತ. ಇವತ್ತಿನ ವಿಸ್ಮಯ ಜಗತ್ತು ಕಾರ್ಯಕ್ರಮದಲ್ಲಿ ನೀವು ನಮ್ಮ ಜೊತೆ ಮಾತಾಡಬೇಕು ಅಂತಾದ್ರೆ, ನಮ್ಮ ಸಂಖ್ಯೆಗೆ ವಾಟ್ಸಪ್ಪಲ್ಲಿ ವಾಯ್ಸ್ ನೋಟ್ನ ಕಳಿಸ್ಕೊಡಿ, ಅಥವಾ ಮೆಸೇಜ್ ಕೂಡ ಮಾಡಿ, ಟೆಕ್ಸ್ಟ್ನ ನಾವಿಲ್ಲಿ ಓದ್ತೀವಿ. ಆ್ಯಂಡ್ ನೀವು ಕೂಡ ನಮ್ಮ ಶೋನಲ್ಲಿ ಭಾಗವಹಿಸಿ ಎಂಜಾಯ್ ಮಾಡಿ ಅಂತ ಹೇಳ್ತಾ ನಮ್ಮ ಸಂಖ್ಯೆನ ನೋಟ್ ಮಾಡ್ಕೊಳ್ಳಿ, 9689-8602-79. ಈ ಸಂಖ್ಯೆಗೆ ನೀವು ನಿಮಗೆ ತಿಳಿದಿರುವಂತಹ ಕ್ಯೂರಿಯಸ್ ಆಗಿರುವಂತಹ ಇಂಟ್ರೆಸ್ಟಿಂಗ್ ಆಗಿರುವಂತಹ ವಿಚಾರಗಳನ್ನ ಹಂಚ್ಕೊಳ್ಬೋದು. ಹಾಗಾದ್ರೆ ಯಾವ ಥರದ ವಿಷಯಗಳು ಅಂತ ನೀವು ಯೋಚನೆ ಮಾಡ್ತಾ ಇದ್ರೆ, ನೋಡಿ, ಒಂದು ವಿಚಾರವನ್ನು ಯೋಚನೆ ಮಾಡಿದ್ರೆ, ನಮಗೊತ್ತಿರುವಂತಹ ಜಗತ್ತು, ಅದರಲ್ಲಿ ನಾವು ನೋಡೋದು, ಕೇಳೋದು, ಫೀಲ್ ಮಾಡೋದು, ಅದರ ಹಿಂದೆ ಕೆಲವೊಂದಷ್ಟು ಅದ್ಭುತವಾದಂತಹ ವಿಚಾರಗಳಿರುತ್ತೆ. ಅವುಗಳಲ್ಲಿ ನಾವು ಕೂಡ ಅದನ್ನು ಫೀಲ್ ಮಾಡಿರ್ತೀವಿ, ಆದರೆ ಅದ್ರ ಬಗ್ಗೆ ಯೋಚನೆ ಮಾಡಿರೋದಿಲ್ಲ. ಉದಾಹರಣೆಗೆ ನೋಡಿ, ನಾವು ಓಡಾಡುವಂತಹ ದಾರಿ, ನಾವು ಕಾಲಿಡೋ ಜಾಗ, ನಾವು ಉಸಿರಾಡೋ ಗಾಳಿ, ನಮಗೆ ನಗು ತರಿಸೋ ವಿಷಯ, ಹಾಗೆ ನಾವು ಅನುಭವಿಸುವ ಪ್ರತಿ ಕ್ಷಣ ಕೂಡ ಒಂದು ಸಿಂಪಲ್ ಅನ್ಸುತ್ತೆ, ಆದ್ರೆ ಅದರ ಹಿಂದೆ ಒಂದು ಲಾಜಿಕ್ ಇರುತ್ತೆ, ಸೈನ್ಸ್ ಇರುತ್ತೆ, ಮತ್ತೆ ಒಂದು ಮ್ಯಾಜಿಕ್ ಕೂಡ ಇರುತ್ತೆ ಅಂತಾನೆ ಹೇಳ್ಬೋದು. ಅಷ್ಟೇ ಅಲ್ಲ, ಈ ವಿಚಾರಗಳು ನಮಗೆ ಮಿಸ್ಟ್ರಿ ಅಂತ ಕೂಡ ಅನ್ಸಬಹುದು. ಹಾಗಾದ್ರೆ ಈ ಒಂದು ಜಗತ್ತು ಕೇವಲ ಬದುಕೋಕೆ ಸ್ಥಳ ಅಷ್ಟೇ ಅಲ್ಲ, ಇಲ್ಲಿ ಹಲವಾರು ಕ್ಯೂರಿಯಾಸಿಟಿ ಹುಟ್ಟಿಸುವಂತಹ ವಿಷಯಗಳಿದೆ. ಸೊ ಹಾಗಾದ್ರೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಡೈಲಿ ಲೈಫ್ನಲ್ಲಿ ನಾವು ನೋಡುವಂತಹ ಈ ಕ್ಯೂರಿಯಸ್ ಆಗಿರುವ ವಿಷಯಗಳ ಬಗ್ಗೆ, ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ಸ್ಗಳ ಬಗ್ಗೆ, ಕೆಲವೊಂದಿಷ್ಟು ಸೀಕ್ರೆಟ್ಸ್ಗಳ ಬಗ್ಗೆ, ಮತ್ತೆ ಅನ್ಬಿಲೀವಬಲ್ ಟ್ರೂತ್ಸ್ಗಳನ್ನ, ಮಿಸ್ಟೀರಿಯಸ್ ವಿಚಾರಗಳನ್ನ ನಮ್ಮ ಶೋನಲ್ಲಿ ಎಕ್ಸ್ಪ್ಲೋರ್ ಮಾಡೋಣ. ಇದರ ಕಾರಣ ಇಷ್ಟೇ, ಜ್ಞಾನ ಅಂದ್ರೆ ಪುಸ್ತಕದಲ್ಲಿರೋ ಪ್ಯಾರಾಗ್ರಾಫ್ ಅಲ್ಲ. ಜ್ಞಾನ ಅಂದ್ರೆ ನಮಗೇನ್ ಗೊತ್ತಿರಲ್ಲ, ಆ ಗೊತ್ತಿಲ್ಲದೆ ಇರುವಂತಹ ವಿಷಯ ನಮಗೆ ಫೀಲ್ ಆದಾಗ ಅಲ್ಲಿಂದ ಹುಟ್ಟುತ್ತಲ್ಲ ಆ ಕ್ಯೂರಿಯಾಸಿಟಿ, ಅದೇ ಒಂದು ಜರ್ನಿ. ಸೊ ಈ ಕ್ಯೂರಿಯಸ್ ಆಗಿರೋ ಜರ್ನಿನಲ್ಲಿ ನಿಮ್ಮ ಮೈಂಡ್ ನ ಓಪನ್ ಮಾಡಿಕೊಂಡು ಜಸ್ಟ್ ಕೇಳೋದಲ್ಲ, ಕ್ಯೂರಿಯಸ್ ಆಗಿ ಫೀಲ್ ಮಾಡಿ ಅಂಡ್ ಎಂಜಾಯ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಶೋನಲ್ಲಿ ನಾನು ನಿಮಗೆ ತಿಳಿಸೋಕೆ ಹೊರಟಿರುವಂತಹ ವಿಷಯ ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿದೆ. ಸೊ ಆ ವಿಷಯ ಏನು ಅಂತ ಕೇಳ್ತಾ ಇದ್ದೀರಾ? ನೋಡಿ, ನೀವು ನಮ್ಮ ಕರ್ನಾಟಕ ರಾಜ್ಯದ ಎಂಬ್ಲಮ್ನ ನೋಡ್ತೀರಾ ಅಂತಂದರೆ, ಸೊ ಅಥವಾ ಲಾಂಛನವನ್ನು ನೋಡ್ತೀರಾ ಅಂತಂದರೆ, ನಿಮಗೆ ಅಲ್ಲಿ ಸಿಂಹ ಇರೋದನ್ನು ಗಮನಿಸ್ಬೋದು, ಹಾಗೆ ಮಧ್ಯದಲ್ಲಿ ಪಕ್ಷಿ ಇರೋದನ್ನು ಗಮನಿಸ್ಬೋದು. ಆ್ಯಂಡ್ ನಮ್ಮ ರಾಜ್ಯ ಲಾಂಛನವನ್ನು ನೀವು ನೋಡಿದ್ರಿ ಅಂತಂದರೆ ಸೊ ನಿಮಗೆ ಗೊತ್ತಾಗತ್ತೆ. ಆ್ಯಂಡ್ ಇದನ್ನು ನೀವು ಬಹಳಷ್ಟು ಕಡೆಗಳಲ್ಲಿ ನೋಡ್ಬೋದು. ಎಲ್ಲೆಲ್ಲಿ ಅಂತಂದರೆ, ನಮ್ಮ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮ KSRTC ಏನಿದೆ, ಇಲ್ಲಿ ಕೂಡ ನೀವು ಈ ಒಂದು ಲಾಂಛನವನ್ನು ನೋಡಬಹುದು. ಆ್ಯಂಡ್ ಹಾಗೆಯೇ ಬಸ್ ಟಿಕೆಟ್ಗಳಲ್ಲಿ, ಹಾಗೆ ಬಸ್ಗಳಲ್ಲಿ ಕೂಡ ಇದನ್ನು ಹಾಕಿರ್ತಾರೆ. ಹಾಗೆಯೇ ನಾವು ಹೆರಿಟೇಜ್ ಸೈಟ್ಗಳಲ್ಲಿ ನೋಡ್ತೀವಿ ಅಂತಂದರೆ, ನಮ್ಮ ಕರ್ನಾಟಕದ ಹೆರಿಟೇಜ್ ಸೈಟ್ ಅಂತ ಹೇಳ್ಬೋದು, ಬೇಲೂರು ಚೆನ್ನಕೇಶವ ಟೆಂಪಲ್, ಇಲ್ಲಿ ಕೂಡ ನಾವು ಈ ಒಂದು ಪಕ್ಷಿಯನ್ನು ನೋಡಬಹುದು. ಈಗ ನಿಮ್ಮ ತಲೆಗೆ ಯಾವ ಪಕ್ಷಿ ಅಂತ ಯೋಚನೆ ಬಂದಿದೆಯಾ, ಇವತ್ತು ನಾನು ಹೇಳ್ತಾ ಇರುವಂತಹ ಈ ಒಂದು ರಾಜ್ಯ ಲಾಂಛನದಲ್ಲಿರುವ ಪಕ್ಷಿಯ ಬಗ್ಗೆ? ಸೊ ಇದನ್ನು ನೀವು ನೋಡಿರ್ತೀರಾ, ಗಮನಿಸಿ ಇನ್ನೊಂದ್ಸಾರಿ ಈ ಒಂದು ರಾಜ್ಯ ಲಾಂಛನವನ್ನು. ಸೊ ಎರಡು ಕಡೆ ಸಿಂಹಗಳಿರುತ್ತೆ, ಮಧ್ಯದಲ್ಲಿ ಒಂದು ಪಕ್ಷಿಯ ಚಿತ್ರಣವನ್ನು ನೀವು ನೋಡ್ಬೋದು. ಅದನ್ನು ನಾವು ಗಂಡ ಬೇರುಂಡ ಅಂತ ಕೂಡ ಕರಿತೀವಿ. ಆ್ಯಂಡ್ ಇತ್ತೀಚೆಗೆ ನಾವು ಮಾಡರ್ನ್ ಯೂಸೇಜಲ್ಲಿ ನೋಡ್ಬೋದು ಅಂತಂದರೆ, ಬೆಂಗಳೂರು ಫುಟ್ಬಾಲ್ ಕ್ಲಬ್ ಏನಿದೆ, ಸೊ ಅವರ ಲೋಗೋದಲ್ಲಿ ಕೂಡ ಈ ಒಂದು ಪಕ್ಷಿಯನ್ನು ನೋಡಬಹುದು. ಹಾಗೆ ನೇವಿ ಶಿಪ್ INS ಮೈಸೂರು ಏನಿದೆ, ಇಲ್ಲಿ ಕೂಡ ನಾವು ಈ ಒಂದು ಪಕ್ಷಿಯನ್ನು ನೋಡಬಹುದು. ಹಾಗೆ ಜ್ಯುವೆಲರಿಗಳಲ್ಲಿ, ಆರ್ಟ್ಗಳಲ್ಲಿ ಕೂಡ ಈ ಒಂದು ಪಕ್ಷಿನ ನೀವು ನೋಡಿರ್ತೀರಾ ಬೇರೆ ಕಡೆಗಳಲ್ಲಿ. ಸೊ ಅದೇ ರೀತಿಯಲ್ಲೇ ಇವತ್ತು ಈ ಒಂದು ಪಕ್ಷಿ ಅಥವಾ ಈ ಒಂದು ಲಾಂಛನ ಹೇಗೆ ಬಂತು ಅನ್ನೋದ್ರ ಬಗ್ಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಹಾಗಿದ್ರೆ ಇವತ್ತಿನ ಕಾರ್ಯಕ್ರಮದಲ್ಲಿ ಈ ಒಂದು ಇನ್ಫಾರ್ಮೇಷನ್ನ ತಿಳ್ಕೊಳ್ತಾ, ನೀವು ಕೂಡ ಇದ್ರ ಬಗ್ಗೆ ಏನಾದ್ರು ಹೆಚ್ಚಿನ ಇನ್ಫಾರ್ಮೇಷನ್ ಗೊತ್ತಿದೆ ಅಂದರೆ ಅದನ್ನು ನೀವು ಕೂಡ ನಮಗೆ ವಾಟ್ಸಪ್ಪಲ್ಲಿ ವಾಯ್ಸ್ ತೊಂಡ ಮಾಡೋದ್ರ ಮೂಲಕ ಅಥವಾ ಮೆಸೇಜ್ ಮಾಡೋದ್ರ ಮೂಲಕ ತಿಳಿಸ್ಕೊಡಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮದಲ್ಲಿ ಈ ಒಂದು ಸೂಪರ್ವಾಗಿರುವಂತಹ ಸಾಂಗ್ನ ನಿಮಗೋಸ್ಕರ ಪ್ಲೇ ಮಾಡ್ತಾ ಇದ್ದೀನಿ. ಸಾಂಗ್ನ ಎಂಜಾಯ್ ಮಾಡ್ಕೊಂಡು ವಾಪಸ್ ಬನ್ನಿ. ನಾನು ಆರ್ ಜೆ ಶ್ರೀಧರ್, ಇದು ವಿಸ್ಮಯ ಜಗತ್ತು ಕಾರ್ಯಕ್ರಮ ಕೇಳ್ತಾರೆ ರೇಡಿಯೋ ಶಿವಮೊಗ್ಗ ರಾಣಿ ಪೊನ್ನಡ FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಓಕೆ, ವೆಲ್ಕಮ್ ಬ್ಯಾಕ್. ನೀವೀಗ ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.1 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ಆರ್ಜೆ ಶ್ರೀಧರ್. ಇದು ವಿಸ್ಮಯ ಜಗತ್ತು ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದಲ್ಲಿ ನಾನು ಮಾತಾಡ್ತಿದ್ದ ಹಾಗೆ ಇವತ್ತು ಒಂದು ಇಂಟ್ರೆಸ್ಟಿಂಗ್ ಇರುವಂತಹ ವಿಷಯವನ್ನು ನಾನು ಕೂಡ ತಿಳಿಸ್ಕೊಡ್ತಾ ಇದ್ದೀನಿ. ನೀವು ಕೂಡ ನಿಮಗೆ ತಿಳಿದಿರುವಂತಹ ಇಂಟ್ರೆಸ್ಟಿಂಗ್ ವಿಷಯಗಳನ್ನ ನಮ್ಮ ಜೊತೆಯಲ್ಲಿ ಹಂಚ್ಕೊಳ್ಬೋದು. ಹಾಗೆ ಇವತ್ತು ನಾನು ಮಾತಾಡ್ತಾ ಇರುವಂತಹ ವಿಷಯದ ಬಗ್ಗೆಯೂ ಕೂಡ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ, ಹಾಗೆ ನೀವು ಇದರ ಬಗ್ಗೆ ಏನಾದರೂ ವಿಷಯಗಳನ್ನು ತಿಳ್ಕೊಂಡಿದ್ದೀರ ಅಂತಂದರೆ ಅದನ್ನು ಕೂಡ ನಮ್ಮ ಜೊತೆಯಲ್ಲಿ ಹಂಚ್ಕೊಳ್ಬೋದು. ಹಾಗಿದ್ರೆ ಇನ್ಯಾಕೆ ತಡ ಮಾಡ್ತೀರಾ, ನಮ್ಮ ಸಂಖ್ಯೆಗೆ ವಾಟ್ಸಪ್ ಮಾಡೋದ್ರ ಮೂಲಕ ಅಥವಾ ಮೆಸೇಜ್ ಮಾಡೋದ್ರ ಮೂಲಕ ನಮ್ಮ ಜೊತೆಯಲ್ಲಿ ಮಾತಾಡಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮದಲ್ಲಿ ನೀವು ನಮ್ಮ ಜೊತೆಯಲ್ಲಿ ನಿಮ್ಮ ಒಪಿನಿಯನ್ಗಳನ್ನ ಹೇಳಬೇಕು ಅಂತಂದರೆ ನಮ್ಮ ಸಂಖ್ಯೆ 9686096268027962 ಈ ಸಂಖ್ಯೆಗೆ ವಾಟ್ಸಪ್ ಮಾಡಲಿ ಮಾಡೋದ್ರ ಮೂಲಕ. ಹಾಗೆ ಅದರಲ್ಲಿ ವಾಯ್ಸ್ ನೋಟ್ನ ಕೂಡ ರೆಕಾರ್ಡ್ ಮಾಡಿ ನೀವು ಕಳಿಸ್ಕೊಟ್ರೆ ನಾವು ಕೂಡ ಅದನ್ನು ಪ್ರಸಾರ ಮಾಡ್ತೀವಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮದಲ್ಲಿ ನಾನು ನಿಮಗೆ ತಿಳಿಸಿದ ಹಾಗೆ ಇವತ್ತು ನಾವು ರಾಜ್ಯ ಲಾಂಛನದ ಬಗ್ಗೆ ಮಾತಾಡ್ತಾ ಇದ್ವಿ. ಆ್ಯಂಡ್ ಇದನ್ನು ನಾವೆಲ್ಲ ಕಡೆ ನೋಡೋದಕ್ಕೆ ಸಾಧ್ಯ ಇದೆ. ಎಲ್ಲಿ ಅಂತ ಕೇಳೋದಾದ್ರೆ ನಾನಾಗಲೇ ಹೇಳಿದೆ, ನಮ್ಮ KSRTC ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮ ಬಸ್ಗಳಲ್ಲಿ ಕೂಡ ನೋಡಬಹುದು. ಹಾಗೆ ನಾನಾಗಲೇ ಹೇಳಿದಾಗೆ ನಮ್ಮ ಬೆಂಗಳೂರು ಫುಟ್ಬಾಲ್ ಕ್ಲಬ್ ಕ್ರೆಸ್ಟಲ್ಲೂ ಕೂಡ ನೋಡೋದಕ್ಕೆ ಸಾಧ್ಯ ಇದೆ. ಆ್ಯಂಡ್ ಹಾಗೆ ನಮ್ಮ ಡಾಕ್ಯುಮೆಂಟ್ಗಳಲ್ಲಿ ಕೂಡ ನೋಡಬಹುದು ಈ ಒಂದು ಸಿಂಬಲ್ ಇರೋದನ್ನು. ಸೊ ಹಾಗಾಗಿ ಇವತ್ತಿನ ಕಾರ್ಯಕ್ರಮದಲ್ಲಿ ಈ ಒಂದು ಲಾಂಛನ ಬರೋದಕ್ಕೆ ಹೇಗೆ ಸಾಧ್ಯ ಆಯಿತು, ಮತ್ತು ಇದರಲ್ಲಿ ವಿಶೇಷವಾಗಿ ನಾವು ಇವತ್ತು ಗಂಡ ಬೇರುಂಡ ಅಂತ ಹೇಳಿ ಆ ಒಂದು ಪಕ್ಷಿಯನ್ನು ಕಾಣುತ್ತೆ. ಸೊ ಆ ಪಕ್ಷಿಯ ಬಗ್ಗೆ ಇವತ್ತು ನಾವು ಮಾತಾಡ್ತಾ ಇದ್ದೀನಿ. ಸೊ ಈ ಪಕ್ಷಿ ಹೇಗೆ ಈ ಒಂದು ಲಾಂಛನವಾಗಿ ಉಳ್ಕೊಳ್ಳುತ್ತೆ, ಸೊ ಇದ್ರ ಬಗ್ಗೆನೂ ಕೂಡ ನಾನು ಇವತ್ತಿನ ಕಾರ್ಯಕ್ರಮದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ನಿಮಗೆ ಇದ್ರ ಬಗ್ಗೆ ಏನಾದರೂ ಇನ್ಫಾರ್ಮೇಷನ್ ಗೊತ್ತಿದ್ದರೆ ಅದನ್ನು ಕೂಡ ನೀವು ನಮಗೆ ಮೆಸೇಜ್ ಮಾಡೋದ್ರ ಮೂಲಕ ಅಥವಾ ವಾಯ್ಸ್ ನೋಟ್ನ ಕಳಿಸೋದ್ರ ಮೂಲಕ ನಮ್ಮ ಜೊತೆಯಲ್ಲಿ ಹಂಚ್ಕೊಳ್ಬೋದು. ನಮ್ಮ ಕರ್ನಾಟಕ ರಾಜ್ಯದ ಲಾಂಛನ ಗಂಡ ಬೇರುಂಡ ಅನ್ನೋದು ಎಲ್ಲರೂ ಕೂಡ ತಿಳಿದಿರುವಂತಹ ವಿಚಾರಣೆಯಾಗಿದೆ. ಆದರೆ ಅದರಲ್ಲಿರುವಂತಹ ಪಕ್ಷಿ ಬಗ್ಗೆ ಬಹಳಷ್ಟು ಜನಕ್ಕೆ ಈಗಲೂ ಕೂಡ ಗೊತ್ತಿರಲಿಕ್ಕಿಲ್ಲ. ಸೊ ಹಾಗಾಗಿ ಇವತ್ತಿನ ಕಾರ್ಯಕ್ರಮದಲ್ಲಿ ಈ ಒಂದು ಪಕ್ಷಿ ಹೇಗೆ ಲಾಂಛನದಲ್ಲಿ ಸೇರಿಕೊಳ್ತು ಆ್ಯಂಡ್ ಇದರ ಹಿನ್ನೆಲೆ ಏನಿದೆ, ಇದ್ರ ಬಗ್ಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಾನು ಇಂಟ್ರೆಸ್ಟಿಂಗ್ ಆಗಿರುವಂತಹ ವಿಷಯಗಳನ್ನ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ನಮ್ಮ ಕರ್ನಾಟಕ ಸರ್ಕಾರದ ಲಾಂಛನವಾದಂತಹ ಎರಡು ತಲೆಯ ಹದ್ದಿನ ರೂಪದ ಈ ಗಂಡ ಬೇರುಂಡ ಪಕ್ಷಿ ನೋಡೋದಕ್ಕೆ ಬಲಿಷ್ಠವಾಗಿದೆ, ಮತ್ತು ವಿಚಿತ್ರವಾಗಿ ಕೂಡ ಕಾಣಿಸ್ಕೊಳ್ಳುತ್ತೆ. ಹಾಗೆಯೇ ಕೆಲವರು ಈ ಪಕ್ಷಿಯನ್ನು ವಿಷ್ಣುವಿನ ಮತ್ತೊಂದು ರೂಪ ಅಂತ ಕೂಡ ಕರೀತಾರೆ. ನೀವು ಕೂಡ ಇದನ್ನು ಒಂದು ಸರಿನೂ ಗಮನಿಸಿಲ್ಲ ಅಂತಂದರೆ ಈಗ ನೀವು ಲಾಂಛನವನ್ನು ಗಮನಿಸಿದರೆ ನಿಮಗೆ ಆ ಪಕ್ಷಿ ಚಿತ್ರಣ ನಿಮಗೆ ಕಾಣುತ್ತೆ. ಅದನ್ನು ನೋಡಿದಾಗ ಆ ಪಕ್ಷಿಯ ರೂಪ ಹೇಗಿದೆ ಅಂತ ಕೂಡ ನಿಮಗೆ ಗೊತ್ತಾಗುತ್ತೆ. ಹಾಗೆಯೇ ಇದರ ಹಿಂದೆ ಒಂದು ಕತೆ ಕೂಡ ಇದೆ. ಏನಂತಂದರೆ ಅಸುರ ರಾಜ ಹಿರಣ್ಯಕಶಿಪುವನ್ನು ಕೊಂದ ನಂತರ ನರಸಿಂಹ ಅವತಾರಿ ಶ್ರೀ ವಿಷ್ಣುವಿನ ಕೋಪ ಕಡಿಮೆ ಆಗಲಿಲ್ಲ ಅಂತೆ. ಆಗ ಆತನ ಕೋಪವನ್ನು ಶಮನಗೊಳಿಸೋದಕ್ಕೆ ಶಿವ ಶರಭೈರವೇಶ್ವರನ ರೂಪ ತಾಳಿ ಬಂದನಂತೆ. ಈ ಸಮಯದಲ್ಲಿ ಶರಭಿ ರೂಪಿ ಶಿವನನ್ನು ಎದುರಿಸೋದಕ್ಕೆ ವಿಷ್ಣು ಗಂಡಬೇರುಂಡ ರೂಪ ತಾಳಿದ ಅಂತ ಮಾರ್ಕಂಡೇಯ ಪುರಾಣದಲ್ಲಿ ಉಲ್ಲೇಖ ಮಾಡಲಾಗಿದೆ. ಹಾಗೆ ನಾವು ಈ ಲಾಂಛನದಲ್ಲಿ ನೋಡ್ತೀವಿ ಅಂತಂದರೆ ಈ ಪಕ್ಷಿ ಎರಡು ತಲೆಗಳನ್ನು ಹೊಂದಿದೆ. ಇದನ್ನು ನಾವು ಎಲ್ಲಿ ನೋಡ್ಬೋದು ಅಂತಂದರೆ ಕೆಳದಿಯ ಪ್ರಾಚೀನ ರಾಮೇಶ್ವರ ದೇವಸ್ಥಾನ ಇದೆ. ಸೊ ಅದರ ಚಾವಣಿಯಲ್ಲಿ ಈ ಪಕ್ಷಿಯ ಶಿಲ್ಪವನ್ನು ನಾವು ನೋಡೋದಕ್ಕೆ ಸಾಧ್ಯ ಇದೆ. ನೀವು ಆ ಕಡೆ ಏನಾದ್ರು ಹೋದ್ರಿ ಅಂತಂದರೆ ಬೇಲೂರು ಚನ್ನಕೇಶ್ವರ ದೇವಾಲಯದಿಂದ ಹಿಡಿದು ದೇಶದ ಹಲವು ಪ್ರಾಚೀನ ಮಂದಿರಗಳಲ್ಲಿ ಈ ಪಕ್ಷಿಯ ಶಿಲ್ಪ ಅಲಂಕಾರ ಭಾಗವಾಗಿ ಬಳಸಲಾಗಿದೆ. ಹಾಗೆಯೇ ಈ ಪಕ್ಷಿನ ಬಹಳಷ್ಟು ಕಡೆಯಲ್ಲಿ ಕೂಡ ನಾವು ನೋಡೋದಕ್ಕೆ ಸಾಧ್ಯ ಇದೆ. ಹಾಗೆ ಬೇರೆ ಬೇರೆ ಸಮಯದಲ್ಲಿ ಕೂಡ ಈ ಒಂದು ಪಕ್ಷಿಯ ಬಳಕೆ ಆಗಿದೆ. ಯಾವ್ಯಾವ ರೀತಿ ಅದು ಆಗಿದೆ ಮತ್ತು ಎಲ್ಲೆಲ್ಲಿ ನಾವು ನೋಡೋದಕ್ಕೆ ಸಾಧ್ಯ ಇದೆ, ಜೊತೆಗೆ ಇದನ್ನು ಯಾವ ರೀತಿಯಲ್ಲಿ ಬಳಕೆ ಮಾಡಿಕೊಂಡಿದ್ರು ಈ ಪಕ್ಷಿಯ ಲಾಂಛನವನ್ನಾಗಿ ಅನ್ನೋದ್ರ ಬಗ್ಗೆ ಕೂಡ ನಾನು ಇವತ್ತಿನ ಕಾರ್ಯಕ್ರಮದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಅದನ್ನು ಕೂಡ ತಿಳ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮದಲ್ಲಿ ನಿಮಗಾಗಿ ಒಂದು ಸೂಪರ್ ಆಗಿರುವಂತಹ ಸಾಂಗ್ನ ಕೂಡ ಪ್ಲೇ ಮಾಡ್ತಾ ಇದ್ದೀನಿ. ಈ ಸಾಂಗ್ನ ಎಂಜಾಯ್ ಮಾಡ್ಕೊಂಡು ವಾಪಸ್ ಬನ್ನಿ. ಹಾಗೆ ಈ ಒಂದು ಲಾಂಛನದ ಬಗ್ಗೆ ಸೊ ಇನ್ನಷ್ಟು ಇಂಟ್ರೆಸ್ಟಿಂಗ್ ಆಗಿರುವಂತಹ ವಿಷಯಗಳನ್ನ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ನಾನು ಆರ್ಜು ಶ್ರೀಧರ್, ಇದು ವಿಸ್ಮಯ ಜಗತ್ತು ಕಾರ್ಯಕ್ರಮ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.1 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಓಕೆ, ವೆಲ್ಕಮ್ ಬ್ಯಾಕ್. ನೀವೀಗ ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ ನಾಡಿ ಪುನಡ ಫೆಮ್ ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ಆರ್ಜ ಶ್ರೀಧರ್. ಇದು ವಿಸ್ಮಯ ಜಗತ್ತು ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದಲ್ಲಿ ನಾನು ನಿಮ್ಮ ಜೊತೆ ಹೇಳ್ತಾ ಇದ್ದ ಹಾಗೆ, ಸೊ ಇವತ್ತು ಈ ಒಂದು ಗಂಡ ಬೇರುಂಡ ಎನ್ನುವಂತಹ ಪಕ್ಷಿಯ ಬಗ್ಗೆ ಹೇಳ್ತಾ ಇದ್ದೆ. ಆ್ಯಂಡ್ ಇದು ನಮ್ಮ ರಾಜ್ಯ ಲಾಂಛನವೂ ಕೂಡ. ಹೌದು, ನಾವು ರಾಜ್ಯ ಲಾಂಛನದಲ್ಲಿ ಇದನ್ನು ನೋಡೋದಕ್ಕೆ ಸಾಧ್ಯ ಇದೆ. ನೀವು ಕೂಡ ಇದನ್ನು ಗಮನಿಸಿದಿರ ಅಂತಂದರೆ, ಈ ಒಂದು ಪಕ್ಷಿ ಹೇಗೆ ಈ ಒಂದು ಲಾಂಛನವಾಗಿ ಉಳ್ಕೊಳ್ತು ಅನ್ನೋದ್ರ ಬಗ್ಗೆ ಕೂಡ ನಾನು ಇವತ್ತಿನ ಕಾರ್ಯಕ್ರಮದಲ್ಲಿ ಇದರ ಹಿಂದಿನ ಇಂಟ್ರೆಸ್ಟಿಂಗ್ ಆಗಿರುವಂತಹ ವಿಷಯಗಳನ್ನು ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಈ ಒಂದು ಗಂಡ ಬೇರುಂಡ ಪಕ್ಷಿ ಏನಿದೆ, ಈ ಪಕ್ಷಿಯನ್ನು ನಾವು ಆಗಲೇ ಹೇಳಿದಾಗೆ ಬಹಳಷ್ಟು ಕಡೆಯಲ್ಲಿ ನೋಡೋದಕ್ಕೆ ಸಾಧ್ಯ ಇದೆ. ನಾನು ಆಗಲೇ ಹೇಳಿದಾಗೆ ನಮ್ಮ ಕೆಳದಿಯ ರಾಮೇಶ್ವರ ದೇವಾಲಯದಲ್ಲಿ, ಹಾಗೆಯೇ ದೇಶದಲ್ಲಿರುವಂತಹ ಬಹಳಷ್ಟು ಹಳೆಯ ಮಂದಿರಗಳಲ್ಲಿ ಈ ಪಕ್ಷಿಯ ಶಿಲ್ಪ ಅಲಂಕಾರಿಕ ಭಾಗವಾಗಿ ಕೂಡ ಬಳಸಲಾಗಿದೆ. ಈ ಪಕ್ಷಿ ತುಂಬಾ ವಿಶಿಷ್ಟತೆಯನ್ನು ಹೊಂದಿದೆ. ಮತ್ತು ಅದರಲ್ಲಿ ನಾನಾಗಲೇ ಹೇಳಿದಾಗೆ ಇದು ಬಲಿಷ್ಠವಾಗಿ ಮತ್ತು ನೋಡೋದಕ್ಕೆ ತುಂಬಾ ವಿಚಿತ್ರವಾಗಿ ನಮಗೆ ಲಾಂಛನದಲ್ಲಿ ಕಾಣಿಸ್ಕೊಳ್ಳುತ್ತೆ. ಸೊ ಈ ರೀತಿಯಲ್ಲಿ ವಿಶೇಷವಾಗಿ ಕಾಣಿಸ್ಕೊಳ್ಳುವಂತಹ ಈ ಒಂದು ಗಂಡ ಬೇರುಂಡ ಪಕ್ಷಿಯ ರಹಸ್ಯದ ಬಗ್ಗೆ ಹೇಳ್ತಾ ಇದೆ. ಆ್ಯಂಡ್ ಇನ್ನೂ ಬಹಳಷ್ಟು ವಿಚಾರಗಳು ಈ ಒಂದು ಪಕ್ಷಿಯ ಹಿಂದೆ ಇದೆ ಅಂತಲೇ ಹೇಳ್ಬೋದು. ಆ್ಯಂಡ್ ನಾನು ಇದರ ಬಗ್ಗೆ ಸರ್ಚ್ ಮಾಡಿದಾಗ ನನಗೆ ಸಿಕ್ಕಿದ್ದು, ಈ ಪಕ್ಷಿಗೆ ಮೊದಲ ಬಾರಿಗೆ ಮಾನವ ರೂಪ ನೀಡಿದ್ದು ಚಾಲುಕ್ಯರು ಅಂತ ಇದೆ. ಹಾಗೆ ಅವರ ಕಾಲದಲ್ಲಿ ಬಳ್ಳಿಗಾವೆಯ ಕೇದಾರೇಶ್ವರ ದೇವಾಲಯದಲ್ಲಿ ಕ್ರಿಸ್ತಶಕ 1047 ಸುಮಾರಿಗೆ ಈ ಒಂದು ಗಂಡ ಬೇರುಂಡ ರೀತಿಯ ದೊಡ್ಡದಾದಂತಹ ಮಾನವ ಆಕೃತಿಯನ್ನು ಕೆತ್ತಲಾಗಿರುತ್ತೆ. ಹಾಗೆಯೇ ಬಳ್ಳಿಗಾವಿ ಕೇದಾರೇಶ್ವರ ದೇವಾಲಯ ಹತ್ತಿರದಲ್ಲಿರುವಂತಹ ಜನರಲ್ಲರೂ ಕೂಡ ಇದನ್ನು ಗಂಡ ಬೇರುಂಡೇಶ್ವರ ಅಂತಲೂ ಕೂಡ ಕರೀತಾರೆ. ಸೊ ಇದರ ನಂತರ ಹೊಯ್ಸಳರು ಕೂಡ ಗಂಡ ಬೇರುಂಡವನ್ನು ತಮ್ಮ ಶಿಲ್ಪಕಲೆಯಲ್ಲಿ ಬಳಸ್ಕೊಳ್ಳೋದಕ್ಕೆ ಶುರು ಮಾಡ್ತಾರೆ. ಹಾಗೆಯೇ ನಮ್ಮ ವಿಜಯನಗರ ಮತ್ತು ಮೈಸೂರು ಒಡೆಯರು ಈ ಪಕ್ಷಿಯನ್ನು ತಮ್ಮ ನಾಣ್ಯಗಳಲ್ಲಿ ಮುದ್ರಣ ಮಾಡೋದಕ್ಕೆ ಶುರು ಮಾಡ್ತಾರೆ. ಆ್ಯಂಡ್ ಆಗಿನ ಕಾಲದ ಒಂದು ನಾಣ್ಯಗಳನ್ನು ನೀವು ಹಲವಾರು ಮ್ಯೂಸಿಯಂಗಳಲ್ಲೆಲ್ಲ ನೋಡೋದಕ್ಕೆ ಸಾಧ್ಯ ಇದೆ. ಆ್ಯಂಡ್ ಹಾಗೆಯೇ ವಿಜಯನಗರದ ಅರಸರು ಅಚ್ಯುತರಾಯ 1529 1542 ವಿಜಯನಗರದ ಶಕ್ತಿ ಸಾಮರ್ಥ್ಯದ ಸಂಕೇತವಾಗಿ ಗಂಡ ಬೇರುಂಡ ಚಿಹ್ನೆಯನ್ನು ಹೊಂದಿದ ಚಿನ್ನದ ನಾಣ್ಯಗಳನ್ನು ಮುದ್ರಣ ಮಾಡ್ತಾರೆ. ನಂತರ ಮೈಸೂರು ಒಡೆಯರು ಗಂಡ ಬೇರುಂಡವನ್ನು ತಮ್ಮ ಲಾಂಛನದಲ್ಲಿ ಬಳಸುವ ಪರಂಪರೆ ಪ್ರಾರಂಭ ಆಗುತ್ತೆ. ಹಾಗೆಯೇ ಆಗಿನ ಮೈಸೂರು ಅರಸರಾಗಿದ್ದ ಯದುರಾಯರು ಮೊದಲ ಬಾರಿಗೆ ಗಂಡ ಬೇರುಂಡವಿದ್ದ ಧ್ವಜವನ್ನು ತಮ್ಮ ವಿಜಯ ಯಾತ್ರೆಯಲ್ಲಿ ಬಳಸ್ಕೊಳ್ತಾರೆ. 1947 ದೇಶಕ್ಕೆ ಸ್ವಾತಂತ್ರ್ಯ ಬಂದ ನಂತರ 1956 ಗಂಡ ಬೇರುಂಡ ಮೈಸೂರು ರಾಜ್ಯದ ಲಾಂಛನವಾಗಿ ಬಾಳಿಕೆಯಲ್ಲಿರುತ್ತೆ. ಸೊ ಈ ರೀತಿಯಲ್ಲಿ ಈ ಒಂದು ಗಂಡ ಬೇರುಂಡ ಲಾಂಛನವಾಗಿ ಉಳ್ಕೊಳ್ಳುತ್ತೆ. ಹಾಗೆ 1971 ನಮ್ಮ ಕರ್ನಾಟಕ ರಾಜ್ಯ ಅಂತ ಹೆಸರು ಪಡೆದ ನಂತರ ರಾಜ್ಯ ಲಾಂಛನದಲ್ಲಿ ಬದಲಾವಣೆ ಯಾವುದು ಕೂಡ ಆಗಲೇ ಇಲ್ಲ. ಇವತ್ತಿಗೂ ಕೂಡ ನಮ್ಮ ರಾಜ್ಯದ ಘನತೆಯ ಸಂಕೇತವಾಗಿ ಈ ಒಂದು ಗಂಡ ಬೇರುಂಡ ಲಾಂಛನ ಉಳ್ಕೊಂಡಿದೆ. ಈಗ ನಿಮಗೆ ಗೊತ್ತಾಯ್ತಲ್ಲ ಈ ಲಾಂಛನದ ಹಿಂದೆ ಎಷ್ಟೆಲ್ಲ ಹಿಸ್ಟ್ರಿ ಇದೆ. ಹಾಗೆ ಇದರ ಒಂದು ಕ್ಯೂರಿಯಸ್ ಆಗಿರುವಂತಹ ವಿಷಯಗಳನ್ನ ಕೂಡ ನೀವು ತಿಳ್ಕೊಂಡಿದ್ರೆ ಅಂತ ಅನ್ಕೊಳ್ತೀನಿ. ನೀವು ಕೂಡ ಈ ಒಂದು ಲಾಂಛನ ಇರುವಂತಹ ಸ್ಥಳಗಳನ್ನು ನೋಡಿರ್ತೀರಾ. ಸೊ ಅಂತಹ ಕಡೆಗಳಲ್ಲಿ ನೋಡಿದಾಗ ಈ ಒಂದು ಕತೆ ಕೂಡ ನಿಮಗೆ ನೆನಪಾಗುತ್ತೆ. ಹಾಗೆ ಇದರ ಹಿಂದಿರುವಂತಹ ಸ್ಟೋರಿ ಕೂಡ ನಿಮಗೆ ನೆನಪಾಗುತ್ತೆ. ಆ್ಯಂಡ್ ಇದನ್ನು ನೀವು ಕೂಡ ಕೇಳಿದಿರ ಅಂತಂದರೆ ನಿಮ್ಮ ಮಕ್ಕಳಿಗೆ ಅಥವಾ ನಿಮ್ಮ ಪರಿಚಯಸ್ರಿಗೆ ಇದರ ಬಗ್ಗೆ ಒಂದಷ್ಟು ಇನ್ಫಾರ್ಮೇಷನ್ನ ಕೊಡಿ. ಆ್ಯಂಡ್ ಎಲ್ಲರೂ ಕೂಡ ತಿಳ್ಕೊಳ್ಬೇಕಾದಂತಹ ವಿಚಾರಗಳು ಇವೆಲ್ಲ ಕೂಡ. ಆ್ಯಂಡ್ ನಿಮಗೂ ಕೂಡ ಇವತ್ತಿನ ಕಾರ್ಯಕ್ರಮ ಇಂಟ್ರೆಸ್ಟಿಂಗ್ ಅಂತ ಅನಿಸ್ತು ಅಂದರೆ, ಸೊ ನಿಮ್ಮ ಒಪಿನಿಯನ್ಗಳನ್ನು ನಮ್ಮ ಸಂಖ್ಯೆ 9686809692 ಈ ಸಂಖ್ಯೆಗೆ ವಾಟ್ಸಪ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಸ್ಮಯ ಜಗತ್ತು ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ಮುಂದಿನ ಕಾರ್ಯಕ್ರಮದಲ್ಲಿ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ. ಅಲ್ಲಿವರೆಗೆ ಎಲ್ಲರಿಗೂ ಕೂಡ ಬಾಯ್. ಇಷ್ಟೊಂದು ಕಾರ್ಯ ಕೇಳಿದ್ದು ವಿಸ್ಮಯ ಜಗತ್ತು. ನಾನು ಆರ್ ಜಿ ಶ್ರೀಧರ್, ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ ನಾಡಿ ಪುನಡ ಫೆಮ್ ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಅಬ್ಬಾ ಏನ್ ಬಿಸಿಲು, ಹೊರಗಡೆ ಹೋದ್ರೆ ಬೆವತ್ ಹೋಗ್ತಿವಿ, ಕಾರ್ ತೆಗೆದ್ರೆ ಪೆಟ್ರೋಲ್ ಖರ್ಚಿಗೆ ಹೆದ್ರಿ ಸತ್ತೇ ಹೋಗ್ತಿವಿ.
1: ಕಿರಣ್ ಯೋಚನೆ ಬಿಡು, ಈ ಬೇಸಿಗೆಗೆ ಶಕ್ತಿ ಟೊಯೋಟಾದಲ್ಲಿದೆ ತಂಪು ಸೊಲ್ಯೂಷನ್, ಸ್ವಿಚ್ ಟು ಟೊಯೋಟಾ ಹೈಬ್ರಿಡ್. ಬಿಸಿಲಲ್ಲೂ ಕೂಲ್ ಆಗಿರು.
0: ಹೈಬ್ರಿಡ್ ಅಂದ್ರೆ ಮತ್ತೆ ಅದೇ ಮೈಲೇಜ್ ಮ್ಯಾಜಿಕ್ ಅಲ್ವಾ?
1: ಹೌದು ಮಗ, ಟೊಯೋಟಾ ಹೈರೈಡರ್ ನೋಡು, 27.97 ಕಿಲೋಮೀಟರ್ ಪರ್ ಲೀಟರ್ ಮೈಲೇಜ್, 100,000 ಪೆಟ್ರೋಲ್ ಉಳಿತಾಯ, ಎಸಿ ಫುಲ್ ಹಾಕಿದ್ರು ಜೇಬಿಗೆ ತಂಪು.
0: ವಾವ್!
1: ಅಷ್ಟೇ ಅಲ್ಲ, ಟೊಯೋಟಾ ಹೈರೈಡರ್ ಮೇಲೆ ಶಕ್ತಿ ಟೊಯೋಟಾದಲ್ಲಿ ಎಕ್ಸ್ಕ್ಲೂಸಿವ್ ಆಫರ್ಸ್ ಕೂಡ ಇದೆ. ಎಕ್ಸ್ಚೇಂಜ್ ಬೆನಿಫಿಟ್ 50,000 ವರೆಗೆ ಸಿಗುತ್ತೆ, ಮತ್ತೆ ಒಟ್ಟು 145,000 ವರೆಗೂ ಲಾಭ ಇದೆ. ಹೈರೈಡರ್ ಬೆಲೆ ಕೇವಲ 10.99 ಲಕ್ಷದಿಂದ ಶುರು.
2: ಶಕ್ತಿ ಟೊಯೋಟಾ ಸಮ್ಮರ್ ಬುಕಿಂಗ್ ಆಫರ್ಸ್, ಸ್ಪೆಷಲ್ ಸಮ್ಮರ್ ಡಿಸ್ಕೌಂಟ್ಸ್ ಆನ್ ಸೆಲೆಕ್ಟ್ ಮಾಡೆಲ್ಸ್, ಅಟ್ರಾಕ್ಟಿವ್ ಫೈನಾನ್ಸ್ ಅಂಡ್ ಎಕ್ಸ್ಚೇಂಜ್ ಆಫರ್ಸ್. ಈಗಲೇ ಬುಕ್ ಮಾಡಿ ಶೀಘ್ರವಾಗಿ ಡೆಲಿವರಿ ಪಡೆಯಿರಿ.
0: ಉಳಿತಾಯ ಕೂಡ, ಕೂಲ್ ಸ್ಟೈಲ್ ಕೂಡ. ನಾನು ಈಗಲೇ ಶಕ್ತಿ ಟೊಯೋಟಾಗೆ ಹೊರಟೆ.
2: ಶಕ್ತಿ ಟೊಯೋಟಾ, ಬೈಪಾಸ್ ರಸ್ತೆ, ವಿದ್ಯಾನಗರ, ಶಿವಮೊಗ್ಗ. ಕಾಲ್ 0804187330. ಶಕ್ತಿ ಟೊಯೋಟಾ, ಈಗಿನ ಚಾಯ್ಸ್, ನಾಳೆಯ ಸೇವಿಂಗ್.
3: ದ್ವಾಪರ ಯುಗದಲ್ಲಿ ಮುದ್ದು ಕೃಷ್ಣ ಬೆಣ್ಣೆ ಕಳ್ಳಾಗಿದ್ದ, ಅದನ್ನ ರಾಧೆಯಿಂದ ತಡೆಯಕ ಆಗ್ಲೇ ಇಲ್ಲ. ಅದೇ ರೀತಿ ನಮ್ಮ ಮನೆ ಮುದ್ದು ಕೃಷ್ಣ ಬೆಣ್ಣೆ ಕದಿಯೋದನ್ನ ತಡೆಯಕ್ಕಾಗಲ್ಲ, ಯಾಕಂದ್ರೆ ಸ್ವಾದಿಷ್ಟ, ಪರಿಶುದ್ಧ ಹಾಗೂ ರುಚಿಕರ ನಂದಿನಿ ಬೆಣ್ಣೆ ಇದ್ಮೇಲೆ ಪ್ರತಿಯೊಬ್ಬರ ಮನೆಯಲ್ಲೂ ಒಬ್ಬ ಕೃಷ್ಣ ಹುಡ್ಕೋತಾನೆ. ಮನ ಮನೆಗಳಲ್ಲೂ ನಂದಿನಿ.
4: ಹಾಯ್ ಆಶಿಕಾ, ಹೇಗಿದ್ಯಾ? ಹಬ್ಬಕ್ ಶಾಪಿಂಗ್ ಲಿಸ್ಟ್ ಎಲ್ಲ ರೆಡಿನಾ?
5: ಹೂನೆ, ರೆಡಿ ಆಗ್ತಾ ಇದೆ.
4: ಏ ಅದ್ಯಾಕೆ, ಬಜೆಟ್ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಆ ಯೋಚನೆ ಬಿಡು, ನಮ್ ಐಶ್ವರ್ಯ ಸಿಲ್ಕ್ಸ್ ಇದೆಯಲ್ಲ.
6: ಹೌದು, ದುರ್ಗಿಗುಡಿ ಮೇನ್ ರೋಡ್ ನಲ್ಲಿರೋ ಐಶ್ವರ್ಯ ಸಿಲ್ಕ್ಸ್ಗೆ ಒಂದ್ಸಲ ಭೇಟಿ ಕೊಡಿ, ಯಾಕಂದ್ರೆ ಇಲ್ಲಿಗೆ ಸೀರೆಗಳು ನೇರವಾಗಿ ನೇಕಾರರಿಂದಲೇ ಬರುತ್ತೆ. ಅಂದ್ರೆ ಅತ್ಯಂತ ಕಡಿಮೆ ಬೆಲೆಗೆ ಅಪ್ಪಟ ಸಿಲ್ಕ್ ನಿಮ್ಮದಾಗುತ್ತೆ. ಇನ್ನು ವೆರೈಟಿ ಬೇಕಾ? ಲಿಸ್ಟ್ ಕೇಳಿ. ಪ್ಯೂರ್ ಕಂಚಿ ಮತ್ತು ಬನಾರಸ್ ಸಿಲ್ಕ್, ಮೃದುವಾದ ಸಾಫ್ಟ್ ಸಿಲ್ಕ್, ಕ್ಲಾಸಿಕ್ ಮೈಸೂರ್ ಕ್ರೇಪ್, ಕಲರ್ಫುಲ್ ಬಾಂದಿನಿ ಮತ್ತು ಮಾಡೆಲ್ ಸೀರೆಗಳು. ಅಷ್ಟೇ ಅಲ್ಲ, ಮದುವೆ ಫಂಕ್ಷನ್ ಗಳಿಗೆ ಬೇಕಾದ ಗ್ರ್ಯಾಂಡ್ ಕಲೆಕ್ಷನ್ ಮತ್ತು ಗಿಫ್ಟ್ ಕೊಡೋಕೆ ಬೇಕಾದ ಫ್ಯಾನ್ಸಿ ಸೀರೆಗಳು ಇಲ್ಲಿ ರಾಶಿ ರಾಶಿ ಸಿಗುತ್ತೆ.
1: ಯಾರು ಮಧ್ಯವರ್ತಿಗಳಿಲ್ಲದೆ ಇರುವುದರಿಂದ ಬೆಲೆಯಲ್ಲಿ ಮೋಸವಿಲ್ಲ. ಅಪ್ಪಟ ಕಾಟನ್ ಇಂದ ಅದ್ಧೂರಿ ರೇಷ್ಮೆ ಸೀರೆವರೆಗೆ ಎಲ್ಲವೂ ಸಿಗುತ್ತೆ, ಮತ್ತೆ ತಡ ಹಿಂದೆ ಬನ್ನಿ. ಐಶ್ವರ್ಯ ಸಿಲ್ಕ್ಸ್, ದುರ್ಗಿಗುಡಿ ಮುಖ್ಯ ರಸ್ತೆ, ಶಿವಮೊಗ್ಗ.
7: ಹಾಯ್, ಹಲೋ, ನಮಸ್ತೆ, ಗುಡ್ ಈವ್ನಿಂಗ್ ಶಿವಮೊಗ್ಗ, ಶುಭ ಸಂಜೆ. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ನೀವು ಕೇಳ್ತಾ ಇರೋದು ಬಿಸ್ನೆಸ್ ಬಸ್ ಕಾರ್ಯಕ್ರಮ. ಕಾರ್ಯಕ್ರಮ ನಡೆಸ್ಕೊಡ್ತಾ ಇರೋದು ನಾನು, ನಿಮ್ಮ ಫೇವರೇಟ್ ಆರ್ ಜೆ ಅರ್ಪಿತಾ. ಸೊ ನಿಮ್ಮೆಲ್ರಿಗೂ ಕೂಡ ಬಿಸ್ನೆಸ್ ಬಸ್ ಕಾರ್ಯಕ್ರಮಕ್ಕೆ ಸ್ವಾಗತ. ಹೆಸರು ಹೇಳುವ ಹಾಗೇನೆ ಬಿಸ್ನೆಸ್ ಬಗ್ಗೆ ಮಾತಾಡುವಂತಹ ಕಾರ್ಯಕ್ರಮ. ಈ ಒಂದು ಕಾರ್ಯಕ್ರಮದಲ್ಲಿ ಎಲ್ಲಾ ರೀತಿಯ ಬಿಸ್ನೆಸ್ ಕೂಡ ಮಾತಾಡ್ತಾ ಇರ್ತೀವಿ. ತರಕಾರಿ ಅಂಗಡಿಯಿಂದ ಹಿಡಿದು ದೊಡ್ಡ ದೊಡ್ಡ ಇಂಡಸ್ಟ್ರೀಸ್ ಬಿಸ್ನೆಸ್ ಬಗ್ಗೆ ಕೂಡ ನಿಮಗೆ ಇನ್ಫಾರ್ಮೇಶನ್ ಕೊಡ್ತಾ ಇರ್ತೀವಿ. ಇನ್ನು ಬಂಗಾರದ ಅಂಗಡಿಯಿಂದ ಹಿಡಿದು ಸೀರೆ ಅಂಗಡಿ ತನಕ ಮಾಹಿತಿಯನ್ನ ಕೊಡ್ತಾ ಇರ್ತೀವಿ. ಹಾಗಿದ್ಮೇಲೆ ಇವತ್ತು ಕೂಡ ಒಂದು ಬಿಸ್ನೆಸ್ ಬಗ್ಗೆ ಮಾತಾಡೋಣ ಅಂತ. ಈಗ ತುಂಬಾ ತಲೆನೋವುತ್ತಿದೆ, ನಮ್ಗೇನೋ ಒಂದು ರಿಫ್ರೆಶ್ಮೆಂಟ್ ಬೇಕು ಅಂದ್ರೆ ನಾವು ಕಾಫಿ ಟೀ ಮೊರೆಯ ಹೋಗ್ತೀವಿ. ಆಯ್ತಾ, ಕೆಲವರು ಟೀ ಲವರ್ಸ್ ಇದ್ರೆ ಇನ್ ಕೆಲವರು ಕಾಫಿ ಲವರ್ಸ್ ಇರ್ತಾರೆ. ಈ ಟೀ ಪುಡಿ ಬಿಸ್ನೆಸ್ ಹೇಗ್ ಮಾಡ್ತಾರೆ ಏನು ಅಂತ ನನಗೆ ತಿಳ್ಕೊಳ್ಳೋ ಕ್ಯೂರಿಯಾಸಿಟಿ ಇತ್ತು. ಅದಕ್ಕಾಗಿ ಇವತ್ತು ನಾನು ಮಲ್ನಾ ಟ್ರೇಡರ್ಸ್ ಅಲ್ಲಿದ್ದೀನಿ. ಸೊ ಇದರ ಮಾಲೀಕರಾಗಿರುವಂತ ಶ್ರೀಯುತ ಮೋಹನ್ ಅವರು ನಮ್ಮ ಜೊತೆ ಇದಾರೆ. ಸೊ ಅವ್ರನ್ನ ಮಾತಾಡ್ಸೋಣ. ಮೋಹನ್ ಅವ್ರೇ, ನಮಸ್ತೆ.
8: ನಮಸ್ತೆ,
7: ನಿಮಗೆ ಈ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ.
8: ಧನ್ಯವಾದಗಳು.
7: ಓಕೆ ಮೋಹನ್ ಸರ್, ಹೇಗಿದ್ದೀರಾ?
8: ಫೈನ್, ಫಸ್ಟ್ ಕ್ಲಾಸ್.
7: ಸೂಪರ್. ಕಾಫಿ ಟೀ ಆಯ್ತಾ?
8: ಅದೇ ಟೀ ಆಗಿದೆ. ಆಗಿದೆ
7: ಆಗಿದೆ. ಓಕೆ, ಸೊ ಮೋಹನ್ ಸರ್ದು ಕಾಫಿ ಟೀ ಎಲ್ಲ ಆಗಿದೆ ಅಂತೆ, ಅವ್ರ ಜೊತೆ ಇಂಟರ್ವ್ಯೂನ ಕಂಟಿನ್ಯೂ ಮಾಡೋಣ. ಸರ್, ಮೊದಲನೇದಾಗಿ ನನಗೆ ಈ ಒಂದು ಮಲ್ನಾಡ್ ಟ್ರೇಡ್ ಬಗ್ಗೆ ತಿಳ್ಕೊಳ್ಳೋಕೆ ಮೊದಲು ನಿಮ್ಮ ಬಗ್ಗೆ ತಿಳ್ಕೊಳ್ಳೋಕೆ ಕ್ಯೂರಿಯಾಸಿಟಿ ಸರ್. ಸೊ ನೀವು ಹುಟ್ಟಿ ಬೆಳೆದಿದ್ದು ಓದಿದ್ದೆಲ್ಲ ಎಲ್ಲಿ ಸರ್?
8: ಇಲ್ಲೇ ಶಿವಮೊಗ್ಗದಲ್ಲೇ.
7: ಶಿವಮೊಗ್ಗದಲ್ಲೇ
8: ಏನು ಓದಿದ್ದು? ಇಲ್ಲೇ ಮಾಡಿರೋದು. ಸ್ಕೂಲ್ ಬಂದ್ಬಿಟ್ಟು ಮಹಾವೀರ್ ವಿದ್ಯಾಲಯ ಕೋಟೆ ರೋಡಲ್ಲಿ, ಮತ್ತೆ ಕಾಲೇಜ್ ಎಲ್ಲ ಇಲ್ಲಿ ಪೆಸಿಟ್.
7: ಏನು ಓದಿದ್ರಿ ಸರ್?
8: ಸೆಕೆಂಡ್ ಪಿ ಯು ಮಾತ್ರ.
7: ಓಕೆ, ಸೆಕೆಂಡ್ ಪಿ ಯು ಆಯಿತು. ಅದಾದ್ಮೇಲೆ ಏನು ಮಾಡಿದ್ದು?
8: ಬಿಸ್ನೆಸ್ಸಿಗೆ ಬಂದ್ವಿ.
7: ಅಂದರೆ ಇದು ಪೇರೆಂಟ್ಸ್ ಯಾರು ಬಿಸ್ನೆಸ್ ಮಾಡ್ತಾ ಇದ್ರ?
8: ಹೌದು ಹೌದು.
7: ಪೇರೆಂಟ್ಸ್ ಸ್ಟಾರ್ಟ್ ಮಾಡಿ ಸರ್ ಇದು?
8: ನಮ್ಮ ತಂದೆ ಸ್ಟಾರ್ಟ್ ಮಾಡಿದ್ರು.
7: ತಂದೆ ಸ್ಟಾರ್ಟ್ ಮಾಡಿ
8: 94
7: ಹೌದು. ಓ, 94. ಸೊ ಬೇರೆ ಕಡೆ ಯಾಕೆ ವರ್ಕಿಗೆ ಹೋಗೋದು, ಅಪ್ಪನ ಬಿಸ್ನೆಸ್ನೇ ಕಂಟಿನ್ಯೂ ಮಾಡ್ಕೊಳ್ಳ ಅಂತ ಹೇಳಿ ಬಂದಿದ್ದೀರಾ?
8: 12th ಆದ್ರಮೇಲೆ 3 ಡಿಗ್ರಿ ಮಾಡು ಅಂಗಡಿಗೆ ಬರೋದು ಅಥವಾ ಫ್ಯಾಕ್ಟ್ರಿಗೆ ಹೋಗೋದು, ಮತ್ತು ಸುಮ್ಮನೆ 3 ಯಾಕೆ ವೇಸ್ಟ್ ಮಾಡೋದು? ಅದೇ ಟೈಮ್ ಪೀರಿಯಡಲ್ಲಿ ಎಲ್ಲ ಸ್ಟಡಿ ಮಾಡ್ಬೋದು ಮಾರ್ಕೆಟ್ ಬಗ್ಗೆ. ಹಾಗಾಗಿ 12th ಬಿಟ್ಟು ಸೀದಾ ಬಿಸ್ನೆಸ್ ಫೀಲ್ಡ್ಗೆ ಬಂದಿದ್ದೀವಿ.
7: ಹೌದು. ಓಕೆ, ಸೊ ಗೊತ್ತಾಯ್ತಲ್ಲ ಈಗ ಮೋಹನ್ ಸರ್ ಹೇಗೆ ಬಿಸ್ನೆಸ್ಸಿಗೆ ಬಂದರು, ಏನು ಎಜುಕೇಷನ್ ಕಂಪ್ಲೀಟ್ ಮಾಡಿದ್ರು ಅನ್ನೋದ್ರ ಬಗ್ಗೆ ಒಂದಿಷ್ಟು ಮಾಹಿತಿ ತಿಳ್ಕೊಂಡ್ರಿ. ಹಾಗಿದ್ರೆ ಮೋಹನ್ ಸರ್ ಈಗ ನನಗೆ ಈ ಮಲ್ಲಾ ಟ್ರೇಡ್ ಬಗ್ಗೆ ತಿಳಿಸ್ಕೊಡಿ ಸರ್. ಇಲ್ಲಿ ಏನೆಲ್ಲ ಟ್ರೇಡ್ ನಡೆಯುತ್ತೆ ಅದ್ರ ಬಗ್ಗೆ ಹೇಳಿ ಸರ್.
8: ಇಲ್ಲಿ ಓನ್ಲಿ ಟೀ ಪೌಡರ್ ಮಾತ್ರ ಟ್ರೇಡಿಂಗ್ ನಡೆಯುತ್ತೆ. ಆಲ್ ಓವರ್ ಸೌತ್ ಇಂಡಿಯಾ ಫುಲ್ ಸಪ್ಲೈ ಇರುತ್ತೆ. ಹೋಲ್ಸೇಲ್ ಬಿಸ್ನೆಸ್ಸು, ಮ್ಯಾನುಫ್ಯಾಕ್ಚರಿಂಗು ನಮ್ಮದೇ ಇರುತ್ತೆ, ಬ್ರ್ಯಾಂಡ್ ಕೂಡ ನಮ್ಮದೇ ಇರುತ್ತೆ. ಪೂಜಾ ಎಸ್ ಬ್ರ್ಯಾಂಡ್ ಅಂತ ರಿಜಿಸ್ಟರ್ಡ್ ಪ್ಲಸ್ ಕಾಪಿರೈಟ್ ಎಲ್ಲ ಇದ್ದಾವೆ. 100% ನ್ಯಾಚುರಲ್ ಆಗಿರುತ್ತೆ. ಅಸ್ಸಾಮಿಂದ ತರಿಸ್ತೀವಿ, ಇಲ್ಲಿ ಪ್ಯಾಕ್ ಆಗುತ್ತೆ, ಫುಲ್ ಹೈಜೀನಾಗಿ ಪ್ಯಾಕ್ ಆಗುತ್ತೆ. ಎಲ್ಲ ಮಿಷಿನ್, ಏನು ಮ್ಯಾನ್ಯುಲಿಂದ ಆಗಲ್ಲ, ಎಲ್ಲ ಮಿಷಿನ್ ಪ್ಯಾಕಿಂಗು ಸಪ್ಲೈ ಮಾಡ್ತೀವಿ ಅಷ್ಟೆ.
7: ಸೊ ಮೇನ್ ಆಗಿ ಈ ಪೂಜಾ ಅಂತ ಒಂದು ಏನು ಬ್ರ್ಯಾಂಡ್ ಇದೆ, ಆ ಬ್ರ್ಯಾಂಡ್ ಮುಖಾಂತರ ನೀವು ಟೀಯನ್ನು ಎಲ್ಲ ಕಡೆ ಸೇಲ್ ಮಾಡ್ತಾ ಇದ್ರೆ, ಸರ್ಕ್ಯುಲೇಟ್ ಮಾಡ್ತಾ ಇದ್ದೀರಾ. ಓಕೆ ಸರ್, ಬಿಸ್ನೆಸ್ ಮಾಡಬೇಕು ಅನ್ನುವಾಗ ಕಣ್ಮುಂದೆ ಸಾಕಷ್ಟು ಆಪ್ಷನ್ ಇರುತ್ತೆ, ಬಟ್ ಯಾಕೆ ಈ ಒಂದು ಟೀ ಬಿಸ್ನೆಸ್ನೇ ಮಾಡ್ತಾ ಇದ್ದೀರಾ?
8: ಮುಂಚೆಯಿಂದ ಸಿಂಗಲ್ ಪ್ರಾಡಕ್ಟಲ್ಲೇ ದೊಡ್ಡದಾಗಿ ಟ್ರೇಡ್ ಮಾಡೋಣ ಅಂತ ಒಂದು ಮನಸ್ಸಲ್ಲಿತ್ತು. ಯಾಕಂದರೆ ಇವಾಗ ಸಣ್ಣ ಪುಟ್ಟ ಅಂಗಡಿ ಅಂದರೆ ಅದು ಮಾರ್ಕೆಟ್ಟು ಸ್ಮಾಲ್ ಆಗಿರುತ್ತೆ, ಬರೀ ಆ ಲಿಮಿಟೆಡ್ ಏರಿಯಾದಲ್ಲಿರತ್ತೆ. ಇದಾದರೆ ಏನಾಗತ್ತಂದರೆ ಇವಾಗ ದೊಡ್ಡದು ಸಿಂಗಲ್ ಐಟಮ್ ಇದ್ದರೆ ಎಲ್ಲಾದರೂ ಸಪ್ಲೈ ಮಾಡ್ಬೋದು, ಎಲ್ಲಿಂದನಾದರೂ ಹೋಲ್ಸೇಲಲ್ಲಿ ತರಿಸ್ಬೋದು, ಲೋಡ್ಗಟ್ಟಲೆ ತರಿಸ್ಬೋದು, ಲೋಡ್ಗಟ್ಟಲೆ ಸಪ್ಲೈನೂ ಮಾಡ್ಬೋದು. ಹಾಗಾಗಿ ಸಿಂಗಲ್ ಐಟಮ್ ಉದ್ದೇಶದಿಂದ ಸ್ಟಾರ್ಟ್ ಮಾಡಿದೆ.
7: ಸೊ ನಿಮ್ಮ ತಂದೆಯವರು ಸ್ಟಾರ್ಟ್ ಮಾಡಿದಂಥ ಬಿಸ್ನೆಸ್ಸು 1994 ಅಲ್ಲಿ. ನಿಮ್ಮ ತಂದೆಯವ್ರ ಹೆಸರೇನು ಸರ್?
8: ಬಿಕಾರಾಮ್ ಅಂತ.
7: ಬಿಕಾರಾಮ್, ಓಕೆ. ಅವರು ಸ್ಟಾರ್ಟ್ ಮಾಡಿದಂಥ ಬಿಸ್ನೆಸ್, ಈಗ ಅಟ್ ಪ್ರೆಸೆಂಟ್ ಅಲ್ಲಿ ಬಿಸ್ನೆಸ್ ಹೇಗಿದೆ?
8: ಫಸ್ಟ್ ಕ್ಲಾಸ್, ಚೆನ್ನಾಗಿ ನಡೀತಿದೆ.
7: ಚೆನ್ನಾಗಿ ನಡೀತಾ ಇದೆ. ಓಕೆ, ಹಾಗಿದ್ರೆ ಎಲ್ಲೆಲ್ಲಿ ಸಪ್ಲೈ ಮಾಡ್ತಿದ್ದೀರಾ ಇದನ್ನ?
8: ಕರ್ನಾಟಕ, ತೆಲಂಗಾಣ, ತಮಿಳ್ನಾಡು, ಆಲ್ಮೋಸ್ಟ್ ಸೌತ್ ಇಂಡಿಯಾದಲ್ಲಿ ಎಲ್ಲ ಕಡೆನೂ ಇದೆ. ಮಹಾರಾಷ್ಟ್ರ, ಗೋವಾ, ತೆಲಂಗಾಣ, ಆಂಧ್ರ ಎಲ್ಲ ಕಡೆನೂ ಸಪ್ಲೈ ಮಾಡ್ತೀವಿ.
7: ಸೊ ಅಸ್ಸಾಮಿಂದ ನೀವೇ ಟೀ ಸೊಪ್ಪನ್ನು ತರಿಸ್ಕೊಂಡು ನಂತರದಲ್ಲಿ ಪುಡಿಯನ್ನು ಮಾಡಿ ಎಲ್ಲ ಕಡೆ ಸರ್ಕ್ಯುಲೇಟ್ ಮಾಡ್ತಿದ್ದೀರಾ, ಆ್ಯಂಡ್ ಪ್ಯಾಕಿಂಗ್ ಎಲ್ಲ ನಿಮ್ಮದೇ?
8: ಎಲ್ಲ ನಮ್ಮದೇ, ಎಲ್ಲ ಪ್ಯಾಕಿಂಗ್ ಎಲ್ಲ ನಮ್ಮದೇ ಇಲ್ಲೇ.
7: ಹಾಗಿದ್ರೆ ಈ ಮಲ್ನಾಡ್ ಟ್ರೇಡಲ್ಲಿ ಎಷ್ಟು ಜನ ಎಂಪ್ಲಾಯೀಸ್ ವರ್ಕ್ ಮಾಡ್ತಾರೆ?
8: ಒಂದು 18 ಜನ ಇದ್ದಾರೆ.
7: 18 ಜನ? ಇದು ಫ್ಯಾಕ್ಟ್ರಿಯಲ್ಲಿದೆ ಸರ್?
8: ಫ್ಯಾಕ್ಟ್ರಿ ಒಂದು ಬಂದುಬಿಟ್ಟು ಕೊಲ್ಲೂರು ಮಂಡಳಿ ಇಂಡಸ್ಟ್ರಿಯಲ್ ಏರಿಯಾದಲ್ಲಿದೆ.
7: ಓಕೆ,
8: ಪೇಪರ್ ಫ್ಯಾಕ್ಟ್ರಿ ಹಿಂಭಾಗನೇ ಇದೆ.
7: ಅಲ್ಲಿ ಒಂದು 18 ಮೆಂಬರ್ಸ್ ವರ್ಕ್ ಮಾಡ್ತಾ ಇದ್ದಾರೆ.
8: ಅಟ್ ಪ್ರೆಸೆಂಟ್ 18 ಮೆಂಬರ್ಸ್ ವರ್ಕ್ ಮಾಡ್ತಾ ಇದ್ದಾರೆ.
7: ಅದನ್ನೆಲ್ಲ ನೀವೇ ಹ್ಯಾಂಡಲ್ ಮಾಡ್ತೀರಾ?
8: ಹೌದು ಹೌದು, ಖಂಡಿತ.
7: ಪೂಜಾ ಅನ್ನೋ ಒಂದು ಬ್ರ್ಯಾಂಡ್ ಏನಿದೆ, ಇದು ಹೇಗೆ ಉಟ್ಕೊಳ್ತು ಸರ್, ಯಾಕೆ ಹೆಸರು ಬಂತು?
8: ಫಸ್ಟು ಬರೀ ಟ್ರೇಡಿಂಗ್ ಅಲ್ಲಿ ಮಾಡ್ತಿದ್ವಿ ಅಂದರೆ ಹೋಲ್ಸೇಲ್, 30 kg ಚೀಲ ಬರುತ್ತೆ, ಹಾಗೆ ಸೀದಾ ಒಂದು ಸ್ವಲ್ಪ ಮಾರ್ಜಿನ್ ಇಟ್ಕೊಂಡು 30 kg ಡೈರೆಕ್ಟ್ ಸಪ್ಲೈ ಮಾಡ್ತಿದ್ವಿ. ಆಮೇಲೆ ಒಂದು ಸ್ವಲ್ಪ ಒಂದು 5-6 ವರ್ಷ ಆದ್ರ ಮೇಲೆ 2001-2002 ಅಲ್ಲಿ ಸ್ವಲ್ಪ ಕ್ಯೂರಿಯಾಸಿಟಿ ಆಯಿತು ಪ್ಯಾಕಿಂಗ್ ಅಲ್ಲಿ ಬರೋಣ ಅಂತ. 250 grams 1 kg ಪ್ಯಾಕಿಂಗು, ಅದು ಸ್ವಲ್ಪ ಮೂವಿಂಗ್ ಜಾಸ್ತಿ ಇತ್ತು. ಟಾಟಾ ಅವ್ರದ್ದೆಲ್ಲ ಇದೆ, ಬ್ರೂಕ್ ಬಾಂಡ್ ಅವ್ರದ್ದೆಲ್ಲ ಇದೆ, ಅವ್ರ ಜೊತೆ ಕಾಂಪೀಟ್ ಮಾಡೋಣ ಅಂತ ಈ ಫೀಲ್ಡಲ್ಲಿ ಬಂದ್ವಿ. ಮತ್ತು ಸ್ಮಾಲ್ ಪ್ಯಾಕಿಂಗ್ ಅದಕ್ಕೆಲ್ಲ ಬ್ರ್ಯಾಂಡ್ ನೇಮ್ ಎಲ್ಲ ಬೇಕಾಗಿರುತ್ತೆ, ಅದಕ್ಕೆ ಪೂಜಾ ಎಸ್ ಅಂತ ಬ್ರ್ಯಾಂಡ್ ಲೋಗೋನ ರಿಜಿಸ್ಟರ್ ಮಾಡಿಸ್ಕೊಂಡು ಕಾಪಿರೈಟ್ ಲೈಸೆನ್ಸ್ ತೊಗೊಂಡು ಸ್ಟಾರ್ಟ್ ಮಾಡಿದ್ವಿ, ಒಂದು ರೆಕಗ್ನೈಸ್ ಆಗಲಿ ಅಂತ ಅಷ್ಟೇ.
7: ಸೊ ಒಂದು ಬ್ರ್ಯಾಂಡ್ ಕ್ರಿಯೇಟ್ ಮಾಡಬೇಕು, ಅವಾಗ ಹೆಚ್ಚು ರೆಕಗ್ನೈಸೇಷನ್ ಸಿಗುತ್ತೆ ಅಂತ ಹೇಳಿ ಈ ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ರಿ. ಈಗ ಪೂಜಾ ಅನ್ನೋ ಬ್ರ್ಯಾಂಡಲ್ಲಿ ಟೀ ಪುಡೀಸ್ ಮಾತ್ರ ಸಿಗೋದು ಅಥವಾ ಏನೆಲ್ಲ ಸಿಗ್ಬೋದು ಸರ್?
8: ಓನ್ಲಿ ಟೀ ಪುಡೀಸ್ ಮಾತ್ರ, ಒಂದೇ ಐಟಮ್, ಒಂದೇ ಐಟಮ್.
7: ಸೊ ನೀವು ಕೂಡ ಟೀ ಪ್ರಿಯರಾ?
8: ಹೌದು, ಖಂಡಿತ.
7: ದಿನಕ್ಕೆ ಎಷ್ಟು ಸಾರಿ ಟೀ ಕುಡಿತೀರಾ ಸರ್?
8: ಆಗತ್ತೆ ಒಂದು 7-8 ಸತಿ ಆಗತ್ತೆ.
7: ಅರೆ, ಒಂದು ದಿನಕ್ಕೆ 7-8 ಸರಿ ಟೀ ಕುಡಿತೀರಾ ಅನ್ನೋಂಗಾಯ್ತು. ಹಾಗಿದ್ರೆ ಕೇಳುಗರೆ, ಟೀ ಶಾಪ್ ಓನರ್ ಆಗಿರುವಂತಹ ಮೋಹನ್ ಅವ್ರ ಜೊತೆ ಮಾತುಕತೆಯನ್ನ ಮುಂದುವರಿಸ್ತೀನಿ. ಆದ್ರೆ ಅದಕ್ಕೂ ಮೊದಲು ಕಾರ್ಯಕ್ರಮದಲ್ಲಿ ಒಂದು ಸೂಪರ್ ಟ್ರ್ಯಾಕ್ ಅನ್ನ ಕೇಳ್ಕೊಂಡು ಬನ್ನಿ. ನೀವ್ ಕೇಳ್ತಾ ಇದ್ದೀರಾ ಬಿಸ್ನೆಸ್ ಬಸ್ ಕಾರ್ಯಕ್ರಮ, ನಾನು ನಿಮ್ಮ RJ ಅರ್ಪಿತಾ. ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಎಸ್, ವೆಲ್ಕಮ್ ಬ್ಯಾಕ್. ನೀವು ಕೇಳ್ತಾ ಇದೀರಾ ರೇಡಿಯೋ ಶಿವಮೊಗ್ಗ 90.8 ಎಫ್ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ ಇದು ಬಿಸ್ನೆಸ್ ಬಸ್ ಕಾರ್ಯಕ್ರಮ ನಡೆಸಿಕೊಡ್ತಾ ಇರೋದು ನಾನು ನಿಮ್ಮ ಆರ್ಜೆ ಅರ್ಪಿತಾ. ಕೇಳುಗರೆ, ಇವತ್ತಿನ ಬಿಸ್ನೆಸ್ ಬಸ್ ಕಾರ್ಯಕ್ರಮದಲ್ಲಿ ನಾವು ಒಂದು ಸ್ಪೆಷಲ್ ಬಿಸ್ನೆಸ್ ಮಲ್ನಾ ಟ್ರೇಡ್ ಬಗ್ಗೆ ಮಾತಾಡ್ತಾ ಇದ್ವಿ. ಇಲ್ಲಿ ಟೀ ಪುಡಿಯನ್ನ ಸೇಲ್ ಮಾಡ್ತಾರೆ, ಜೊತೆಗೆ ನಮ್ಮ ಶಿವಮೊಗ್ಗದಲ್ಲೇ ಬೇರೆ ಜಿಲ್ಲೆ ಬೇರೆ ರಾಜ್ಯಗಳಿಗೂ ಕೂಡ ಈ ಟೀ ಪುಡಿಯನ್ನ ಸಪ್ಲೈ ಮಾಡ್ತಾರೆ. ಹಾಗಿದ್ರೆ ಈ ಟ್ರೇಡ್ ನ ಮಾಲೀಕರಾಗಿರುವಂತಹ ಮೋಹನ್ ಅವರು ನಮ್ಮ ಜೊತೆ ಮಾತಾಡ್ತಾ ಇದಾರೆ, ಅವರೊಟ್ಟಿಗೆ ಮಾತುಕತೆಯನ್ನ ಮುಂದುವರಿಸೋಣ. ಮೋಹನ್ ಸರ್, ಈ ಬಿಸ್ನೆಸ್ ಎಲ್ಲ ನೋಡ್ಕೊಳ್ಳೋದು ನಿಮ್ಗೆ ಚಾಲೆಂಜ್ ಅಂತ ಅನ್ಸಲ್ವಾ? ಬಿಕಾಸ್ ಬರೀ ನಮ್ಮ ಶಿವಮೊಗ್ಗದಲ್ಲೇ ಬೇರೆ ಜಿಲ್ಲೆ ಬೇರೆ ರಾಜ್ಯಕ್ಕೆ ಕೂಡ ನೀವೆಲ್ಲ ಸರ್ಕ್ಯುಲೇಟ್ ಮಾಡ್ತಾ ಇದಾರೆ ಟೀ ಪುಡಿನ, ಇದು ಎಷ್ಟು ಚಾಲೆಂಜಿಂಗ್ ಇದೆ ಸರ್?
3: ಚಾಲೆಂಜಿಂಗ್ ಅಂದ್ರೆ ಒಳ್ಳೆ ಟೀಮ್ ಕೈಯಲ್ಲಿದ್ರೆ ಆರಾಮಾಗಿ ಎಲ್ಲ ಈಸಿಯಾಗಿ ಆಗ್ಬಿಡತ್ತೆ, ಇಲ್ಲ ಅಂದ್ರೆ ಏನು ಮಾಡಕ್ಕಾಗಲ್ಲ ಒಬ್ರೆ.
2: ಸೊ ಟೀಮ್ ಅನ್ನೋದು ಜೊತೆಲೇ ಇರಬೇಕಾಗತ್ತೆ. ಅಂದ್ರೆ ನಿಮ್ ತಂದೆಯವರು ಈಗ ನಿಮ್ಗೆ ಸಪೋರ್ಟಿವ್ ಆಗಿದ್ದಾರಾ?
3: ಹೌದು, ತಂದೆಯವರು ಇದಾರೆ, ನಮ್ ಚಿಕ್ಕಪ್ಪ ಅವರು ಇದಾರೆ, ಫ್ಯಾಮಿಲಿ ಮೆಂಬರ್ಸ್ ಇದಾರೆ, ಎಲ್ಲರೂ ಇದಾರೆ, ಒಂದು ಒಳ್ಳೆ ಟೀಮ್ ಇದೆ, ನಡೀತಾ ಇದೆ.
2: ನೀವು ನಿಮ್ಮ ಎಂಪ್ಲಾಯ್ಸ್ ಜೊತೆ ಹೇಗಿರ್ತೀರಾ ಸರ್? ಸುಮಾರು 18 ಮೆಂಬರ್ಸ್ ಎಂಪ್ಲಾಯ್ಸ್ ಇದಾರೆ ಅಂತ ಹೇಳಿದ್ರಿ, ಅವ್ರ ಜೊತೆ ಹೇಗಿರ್ತೀರಾ?
3: ಎಲ್ಲರಿಗೂ ವರ್ಕ್ ಡಿವೈಡ್ ಆಗಿರುತ್ತೆ, ಅವ್ರವ್ರ ಕೆಲಸ ಮಾಡಬೇಕು ಟೈಮ್ ಟು ಟೈಮು. ಹಂಗೆ ಒಬ್ಬರೇ ಎಲ್ಲ ಕೆಲಸ ಮಾಡ್ತೀನಿ ಅಂದರೆ ಎಲ್ಲ ಕನ್ಫ್ಯೂಷನ್ ಆಗುತ್ತೆ, ಅದಕ್ಕೆ ಡಿವೈಡ್ ಮಾಡಿಬಿಡ್ತೀವಿ. ನಿಮ್ಮದು ಪ್ಯಾಕಿಂಗ್ ಮೆಟೀರಿಯಲ್ ನೋಡ್ಕೊಳೋದು, ಒಬ್ರದ್ದು ತೂಕ ನೋಡ್ಕೊಳೋದು, ಒಬ್ಬರು ವೆಯ್ಟ್ ಆ್ಯಂಡ್ ಮೆಜರ್ಮೆಂಟು ಅದು ಇದು ಅಂತ, ಒಬ್ಬರು ಕ್ವಾಲಿಟಿ ಚೆಕ್ ಮಾಡೋದು, ಒಬ್ಬರು ಪರ್ಚೇಸ್ ಮಾಡೋದು, ಒಬ್ಬರು ಸೇಲ್ಸು ಮಾರ್ಕೆಟಿಂಗ್ ಒಬ್ಬರು, ಆ ಥರ ಎಲ್ಲ ಡಿವೈಡ್ ಮಾಡ್ಕೊಂಡಿರ್ತೀವಿ.
2: ಸೊ ಈ ರೀತಿ ಎಲ್ಲ ಡಿವೈಡ್ ಮಾಡಿ ಸಕ್ಸಸ್ಫುಲ್ಲಿ ಬಿಸ್ನೆಸ್ನ ರನ್ ಮಾಡ್ತಾ ಇದ್ದೀರಾ. ಸರ್, ನಿಮ್ಮ ಪ್ರಕಾರ ಒಬ್ಬ ಬಿಸ್ನೆಸ್ಮನ್ಗೆ ಒಂದಿಷ್ಟು ಕ್ವಾಲಿಟೀಸ್ ಇರಬೇಕು ಅನ್ನೋದಾದರೆ ಏನಿರಬೇಕು ಸರ್?
3: ಕ್ವಾಲಿಟಿ ಮೇಂಟೈನ್ ಮಾಡಬೇಕು, ಯಾವುದೇ ಪ್ರಾಡಕ್ಟ್ ಇದ್ದರೂ ಕ್ವಾಲಿಟಿ ಮೇಂಟೈನ್ ಇದ್ದರೆ, ಟೇಸ್ಟ್ ಮೇಂಟೈನ್ ಇದ್ದರೆ ಜನ ಆಟೋಮೆಟಿಕ್ಕಾಗಿ ತೊಗೊಳ್ತಾರೆ. ಅದು ಬಿಟ್ಟು ಕಡಿಮೆ ರೇಟಲ್ಲಿ ಕಾಂಪಿಟೇಷನ್ ಮಾಡೋಕೆ ಹೋಗಿ ಕ್ವಾಲಿಟಿ ಎಲ್ಲ ಕಡಿಮೆದ ಹಾಕಿ ಮಾರಿದ್ರೆ ಅವರು ಮಾರ್ಕೆಟಲ್ಲಿ ಪಾಸಿಬಲ್ ಇಲ್ಲ.
2: ಓಕೆ, ಹಾಗೆ. ಸೊ ಹಾಗಾಗಿ ಕ್ವಾಲಿಟಿ ಮೇಂಟೈನ್ ಮಾಡಿದ್ರೆ ಸಾಕಾ ಸರ್? ಬಿಸ್ನೆಸ್ ಮನಿಗೆ ಅದೇ ಒಂದು ಕೆಪಾಸಿಟಿ ಸಾಕಾ, ಕ್ವಾಲಿಟಿ ಸಾಕಾ?
3: ಫುಡ್ ಐಟಮ್ ಇದ್ದರೆ ಕ್ವಾಲಿಟಿ ಮುಖ್ಯ, ಕ್ವಾಲಿಟಿ ಪ್ಲಸ್ ಮಾರ್ಜಿನ್, ಮಾರ್ಜಿನ್ ಪ್ರಾಫಿಟ್ ಸ್ವಲ್ಪ ಕಮ್ಮಿ ಇಟ್ಕೊಂಡಿರಬೇಕು, ಜನಕ್ಕೂ ಅನುಕೂಲ ಆಗಬೇಕು, ಕಮ್ಮಿ ರೇಟಲ್ಲಿ ಸಿಗಬೇಕು ಅವರಿಗೆ, ಒಳ್ಳೆ ಕ್ವಾಲಿಟಿ ಸಿಗಬೇಕು, ಆಟೋಮೆಟಿಕ್ಕಾಗಿ ತೊಗೊಳ್ತಾರೆ.
2: ಸೊ ಕ್ವಾಲಿಟಿ ಅನ್ನೋದು ತುಂಬ ಮುಖ್ಯ ಆಗುತ್ತೆ. ಕ್ವಾಲಿಟಿ ಚೆನ್ನಾಗಿದ್ರೆ ಕಸ್ಟಮರ್ಸ್ ಬೇರೆ ಬೇರೆ ಕಡೆಯಿಂದ ಕೂಡ ಬಂದು ಪರ್ಚೇಸ್ ಮಾಡ್ತಾರೆ ಅಲ್ವಾ ಸರ್? ಸರ್, ಈಗಂತೂ ಟೀಯಲ್ಲೇ ಸಿಕ್ಕಾಪಟ್ಟೆ ಕಾಂಪಿಟೇಷನ್ ಇದೆ, ಅದು ಗ್ರೀನ್ ಟೀ ಇರ್ಬೋದು, ಲೆಮನ್ ಟೀ ಅಂತೆ, ಮತ್ತೆ ಟೀಯಲ್ಲೇ ಎಷ್ಟೊಂದು ವೆರೈಟೀಸ್ ಕೂಡ ಇದೆ, ಮಸಾಲಾ ಟೀ ಎಲ್ಲ. ಸೊ ಈ ಒಂದು ಕಾಂಪಿಟೇಷನ್ ಮಧ್ಯೆ ನಿಮ್ಮ ಟೀ ಒಂದು ಬ್ರ್ಯಾಂಡ್ ಹೇಗೆ ಸಾಕ್ತಾ ಇದೆ ಸರ್?
3: ಕ್ವಾಲಿಟಿ ಪ್ರೈಸ್ ಅಷ್ಟೇ ಮೇನ್, ಪ್ರೈಸ್ ಅದು ಬಿಟ್ಟು ಇವಾಗ ಏನಾಗತ್ತಂದ್ರೆ ಒಂದು ಪ್ರಾಡಕ್ಟ್ ಮಾಡ್ತೀವಿ ಫುಡ್ ಐಟಮು, ಲಾಭ ಮಾಡ್ಕೊಳೋಕ್ಕೋಸ್ಕರ ಕಡಿಮೆದು ಹಾಕಿ ಒಳ್ಳೆ ಮಾರ್ಜಿನಲ್ಲಿ ಕೊಡ್ತೀನಿ. ಒಂದ್ಸತಿ ಲಾಭ ಮಾಡ್ಕೊಬೋದು, ಆದರೆ ಕಸ್ಟಮರ್ ಇನ್ನೊಂದ್ಸತಿ ಕೇಳಲ್ಲ, ಯಾಕಂದರೆ ಅವ್ರು ಒಂದ್ಸತಿ ಪರ್ಚೇಸ್ ಮಾಡ್ದ ಅಂದರೆ ಅವರಿಗೆ ಒಂದು ನಂಬಿಕೆ ಬಿಲ್ಡ್ ಆಗಬೇಕು. ನಾವು ಈ ಪ್ರಾಡಕ್ಟ್ ತೊಗೊಂಡಿದ್ದೀವಿ ಅಂದರೆ ಒಳಗೆ ಈ ರೇಟ್ ತಕ್ಕಂಥ ಕ್ವಾಲಿಟಿ ಇದೆಯಾ ಇಲ್ವಾ, ಅದು ಬಿಟ್ಟು ಬೇಕಾಬಿಟ್ಟು ಎಮ್ ಆರ್ ಪಿ ಹಾಕೋದು, ಅದೆಲ್ಲ ಜನಕ್ಕೂ ಗೊತ್ತಾಗುತ್ತೆ. ಮತ್ತು ಇವಾಗೆಲ್ಲ ಬರ್ತಿರೋದೆಲ್ಲ ಎಜುಕೇಟೆಡ್ ಜನರೇಷನ್, ಅವ್ರಿಗೆಲ್ಲದೂ ಗೊತ್ತಾಗುತ್ತೆ ಕ್ವಾಲಿಟಿ ಏನು ಏನಿಲ್ಲ, ಅಡಲ್ಟ್ರೇಷನ್ ಏನು, ಅದ್ರ ಬಗ್ಗೆ ಎಲ್ಲ ಗೊತ್ತಾಗುತ್ತೆ, ಏನು ಮಿಕ್ಸಿಂಗ್ ಆಗಿದೆ ಏನಿಲ್ಲ ಆ ಥರ.
2: ಸೊ ಅಟ್ ಪ್ರೆಸೆಂಟಲ್ಲಿ ಪೂಜಾ ಕ್ವಾಲಿಟಿ ಟೀ ಏನಿದೆ, ಇಲ್ಲಿ ಯಾವ್ಯಾವ ರೀತಿಯ ಟೀ ಪುಡಿಗಳು ಸಿಗುತ್ತೆ ಸರ್?
3: ಅಸ್ಸಾಮಿಂದು ಸಿಗುತ್ತೆ, ಪ್ಲಸ್ ತಮಿಳ್ನಾಡಿಂದು ಸಿಗುತ್ತೆ, ಅಂದರೆ ಕೊಯಂಬತ್ತೂರ್ ನೀಲಗಿರಿ ಸೈಡಿಂದೆಲ್ಲ, ಮತ್ತು ಊಟಿ ಸೈಡಿಂದ ಸಿಗುತ್ತೆ, ಚಿಕ್ಕಮಗಳೂರು ಸೈಡಿಂದ ಸಿಗುತ್ತೆ, ಪ್ಲಸ್ ಡಾರ್ಜಿಲಿಂಗು, ಏಲಕ್ಕಿ ಟೀ ಪುಡಿ ಇವಾಗ ರೀಸೆಂಟಾಗಿ ಸ್ಟಾರ್ಟ್ ಮಾಡಿದ್ದೀವಿ, ಒಂದು ವರ್ಷ ಆಯಿತು. ಅದ್ರ ಜೊತೆಗೆ ಮಸಾಲ ಟೀ ಪುಡಿನೂ ಸ್ಟಾರ್ಟ್ ಮಾಡಿದ್ದೀವಿ, ಸ್ಪೆಷಲ್ ಹೋಟೆಲ್ ಅವರಿಗೆಲ್ಲ ಒಂದು ಸ್ಪೆಷಲ್ ಬ್ಲೆಂಡ್ ಸ್ಟಾರ್ಟ್ ಮಾಡಿದ್ದೀವಿ, ಹೈಯರ್ ರೇಂಜಲ್ಸ್ ಎಲ್ಲ ಚೆನ್ನಾಗಿದೆ.
2: ಸೊ ಈಗ ಕೆಲವರು ಚಾಕ್ಲೇಟ್ ಟೀ ಅನ್ನೋದು ಒಂದು ಟ್ರೆಂಡ್ ಆಗ್ತಾ ಇದೆ ಸರ್, ಚಾಕ್ಲೇಟ್ ಮಿಕ್ಸ್ ಟೀ ಇರ್ಬೋದು, ಇನ್ನು ಗ್ರೀನ್ ಟೀ ಇದೆಲ್ಲ ತುಂಬ ಟ್ರೆಂಡಿಂಗ್ ಅಲ್ಲಿದೆ, ಅದಕ್ಕೂ ಕೂಡ ನಿಮ್ಮಲ್ಲಿ ಸಿಗ್ಬೋದಾ ಸರ್?
3: ಸಿಗತ್ತೆ ಖಂಡಿತ, ಇಲ್ಲ 100% ಸಿಗುತ್ತೆ.
2: ಸರ್, ನಿಮ್ಮಲ್ಲಿ ಈಗ ಡೈರೆಕ್ಟ್ ಕಸ್ಟಮರ್ಸ್ ಇಲ್ಲಿ ಬಂದು ಬಿಸ್ನೆಸ್ ಆಗೋದು ಹೆಚ್ಚಿಗೆನಾ, ಅಥವಾ ನೀವೇ ಬೇರೆ ಕಡೆ ಸರ್ಕ್ಯುಲೇಟ್ ಮಾಡೋದು ಹೆಚ್ಚಿಗೆನಾ?
3: ಡೈರೆಕ್ಟ್ ಕಸ್ಟಮರೇ ಸ್ವಲ್ಪ ಹೆಚ್ಚಿಗೆ.
2: ಓಕೆ, ಅವರೇ ಇಲ್ಲಿಗೆ ಬರ್ತಾರೆ, ಐ ಮೀನ್ ಬೇರೆ ಬೇರೆ ಕಡೆ ಎಲ್ಲ ತೊಗೊಂಡು ಹೋಗಿ ಸಪ್ಲೈ ಮಾಡ್ತಾರೆ?
3: ನಾವು ಕಳಿಸ್ತೀವಿ, ಆರ್ಡ್ರ್ ತೊಗೊಳ್ತೀವಿ, ಫೋನ್ ಮುಖಾಂತರ ಆರ್ಡ್ರ್ ತೊಗೊಳ್ತೀವಿ, ವಾಟ್ಸಪ್ ಮುಖಾಂತರ ಆರ್ಡ್ರ್ ತೊಗೊಳ್ತೀವಿ, ಆನ್ಲೈನ್ ಕೂಡ ತೊಗೊಳ್ತೀವಿ. ಅದೆಲ್ಲ ಏನಾಗತ್ತಂದರೆ ಅವರು ನಾವು ಫೇಸ್ ಟು ಫೇಸು ಯಾವತ್ತೂ ನೋಡಿರಲ್ಲ, ಮಹಾರಾಷ್ಟ್ರದಿಂದ ಫೋನ್ ಬರುತ್ತೆ, ಇಲ್ಲಿಂದ ವಿ ಆರ್ ಎಲ್ ಅಲ್ಲಿ ಹೋಗ್ಬಿಡುತ್ತೆ.
2: ಓಕೆ, ಹಾಗೆ. ಸೊ ಬೇರೆ ಕಡೆಯಿಂದ ಸಪ್ಲೈ ಮಾಡ್ತೀರಾ? ಸೊ ನಮ್ಮ ಶಿವಮೊಗ್ಗದ ಮಲ್ನಾಡ್ ಟ್ರೇಡ್ ಏನಿದೆ ಎಲ್ಲ ಕಡೆ ಫೇಮಸ್ ಆಗ್ತಾ ಇರೋದು, ಇನ್ಫ್ಯಾಕ್ಟ್ ಶಿವಮೊಗ್ಗದವರಾಗಿ ನಮಗೂ ಕೂಡ ಅಷ್ಟೇ ಖುಷಿ ಇದೆ ಸರ್.
3: ಎಲ್ಲರದು ಸ್ವಲ್ಪ ಏನಂತೀರಾ, ಹೌದು, ವಿಶಸ್ ಜೊತೆಗಿದೆ, ನಡೀತಾ ಇದೆ ಸಕ್ಸಸ್ಫುಲ್ ಆಗಿ, ಹಂಗೆ ಇರಲಿ ಮುಂದೇನು.
2: ಖಂಡಿತ ಸರ್, ನಿಮ್ಮ ಬಿಸ್ನೆಸ್ ಮುಂದೆ ಕೂಡ ಹೀಗೆ ಯಶಸ್ವಿಯಾಗಿ ಸಾಗಲಿ ಅಂತ ನಾವು ಕೂಡ ಆಶಿಸ್ತೀವಿ. ಹಾಗೆ ಕೇಳುಗರೆ, ಮೋಹನ್ ಸರ್ ಹೇಳ್ತಾ ಇದ್ರು ಅಲ್ವಾ, ಒಂದು ಬಿಸ್ನೆಸ್ ಚೆನ್ನಾಗಿ ನಡಿಬೇಕು ಅಂದ್ರೆ ಟೀಮ್ ವರ್ಕ್ ಅನ್ನೋದು ತುಂಬಾ ಮುಖ್ಯ ಆಗುತ್ತೆ ಅಂತ. ಹಾಗಿದ್ರೆ ಇವ್ರ ಜೊತೆ ಮಾತಾಡೋಕೆ ಮತ್ತೊಂದಿಷ್ಟು ವಿಷಯಗಳು ಬಾಕಿ ಇದೆ, ಖಂಡಿತವಾಗ್ಲೂ ಮಾತುಕತೆಯನ್ನ ಮುಂದುವರಿಸ್ತೀನಿ. ಆದ್ರೆ ಅದಕ್ಕೂ ಮೊದಲು ಕಾರ್ಯಕ್ರಮದಲ್ಲಿ ಮತ್ತೊಂದು ಸೂಪರ್ ಟ್ರ್ಯಾಕ್ ಅನ್ನ ಕೇಳ್ಕೊಂಡು ಬನ್ನಿ. ನೀವು ಕೇಳ್ತಾ ಇದೀರಾ ಬಿಸ್ನೆಸ್ ಬಸ್ ಕಾರ್ಯಕ್ರಮ, ನಾನು ನಿಮ್ಮ ಆರ್ ಜೆ ಅರ್ಪಿತಾ. ಕೇಳ್ತಾ ಇದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಎಸ್, ವೆಲ್ಕಮ್ ಬ್ಯಾಕ್. ನೀವ್ ಕೇಳ್ತಾ ಇದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ ಇದು. ಬಿಸ್ನೆಸ್ ಬಸ್ ಕಾರ್ಯಕ್ರಮ ನಡೆಸಿಕೊಡ್ತಾ ಇರೋದು ನಾನು, ನಿಮ್ಮ RJ ಅರ್ಪಿತಾ. ಕೇಳುಗರೆ, ಇವತ್ತಿನ ಬಿಸ್ನೆಸ್ ಬಸ್ ಕಾರ್ಯಕ್ರಮದಲ್ಲಿ ಮಲ್ನಾ ಟ್ರೇಡ್ ಬಿಸ್ನೆಸ್ ಬಗ್ಗೆ ಮಾತಾಡ್ತಾ ಇದ್ವಿ. ಇಲ್ಲಿ ಟೀ ಪುಡಿಯನ್ನ ಸೇಲ್ ಮಾಡ್ತಾರೆ, ಜೊತೆಗೆ ಶಿವಮೊಗ್ಗದಲ್ಲೇ ಬೇರೆ ಜಿಲ್ಲೆ ಬೇರೆ ರಾಜ್ಯಗಳಿಗೂ ಕೂಡ ಟೀ ಪುಡಿಯನ್ನ ಎಕ್ಸ್ಪೋರ್ಟ್ ಮಾಡ್ತಾರೆ. ಹಾಗೆ ಒಳ್ಳೆ ಪ್ರಾಫಿಟ್ ನ ಕೂಡ ಗಳಿಸ್ತಾ ಇದಾರೆ, ಬಿಸ್ನೆಸ್ ಕೂಡ ಚೆನ್ನಾಗಿ ನಡೀತಾ ಇದೆ ಅಂತ ಸ್ವತಃ ಈ ಮಲ್ನಾ ಟ್ರೇಡ್ ನ ಮಾಲೀಕರಾಗಿರುವಂತಹ ಮೋಹನ್ ಅವರೇ ಹೇಳ್ತಾ ಇದ್ರು. ಸೊ ಅವ್ರ ಜೊತೆ ಈ ಮಾತುಕತೆಯನ್ನ ಮುಂದುವರೆಸೋಣವಾ. ಮೋಹನ್ ಸರ್, ಈಗ ನೀವು ನಮ್ಮ ಯಂಗ್ ಜನರೇಷನ್ ಅವರಿಗೆ, ಅಂದ್ರೆ ಈಗ ತಾನೇ ಹೊಸದಾಗಿ ಬಿಸ್ನೆಸ್ ಪ್ರಾರಂಭ ಮಾಡಬೇಕು ಅಂತ ಇರೋರಿಗೆ ಒಂದಿಷ್ಟು ಸಜೆಷನ್ಸ್ ಕೊಡ್ಬೋದಾ ಸರ್? ಅವರು ಈಗ ಏನೆಲ್ಲ ಚಾಲೆಂಜಸ್ ನ ಫೇಸ್ ಮಾಡಬೇಕಾಗತ್ತೆ, ಏನೆಲ್ಲ ಸ್ಟ್ರಗಲಿಂಗ್ ಇದೆ ಹೊಸದಾಗಿ ಬಿಸ್ನೆಸ್ ಪ್ರಾರಂಭ ಮಾಡೋರು?
3: ಅವ್ರು ಫಸ್ಟ್ ಆಫ್ ಆಲ್ ಅವ್ರು ಮಾರ್ಕೆಟ್ ಸ್ಟಡಿ ಮಾಡಲೇಬೇಕು. ಯಾವುದೇ ಬಿಸ್ನೆಸ್ಸಲ್ಲಿ ಹೋಗ್ತೀನಿ, ಯಾವುದೇ ಒಂದು ಪ್ರಾಡಕ್ಟ್ ಸ್ಟಾರ್ಟ್ ಮಾಡ್ತೀವಿ ಅಂದರೆ ಫಸ್ಟು ಮಾರ್ಕೆಟ್ ಸ್ಟ್ರಾಟಜಿ ಅವ್ರ ಹತ್ರ ಇರಬೇಕು, ಒಳ್ಳೆ ಪ್ಲ್ಯಾನಿಂಗ್ ಇರಬೇಕು. ಎಲ್ಲಿಂದ ತರ್ತೀವಿ, ಎಲ್ಲಿಂದ ಕ್ವಾಲಿಟಿ ಮೇಂಟೈನ್ ಮಾಡ್ತೀವಿ, ಯಾರಾದರೂ ಕ್ವಾಲಿಟಿ ಟೆಸ್ಟರ್ ಇರ್ತಾರೆ, ಅವರಿಗೂ ಎಲ್ಲ ನೋಡ್ಕೊಬೇಕಾಗತ್ತೆ. ಇಲ್ಲ ಅಂದರೆ ಎಲ್ಲ ಬೇಕಾಪಿಟ್ಟು ತರ್ತೀನಿ ಅಂದರೆ ಅಲ್ಲಿ ಮೋಸ ಆಗೋ ಚಾನ್ಸಸ್ಸು ಭಾಳ ಇರ್ತವೆ.
2: ಮಾರ್ಕೆಟ್ ಸ್ಟಡಿ ಮಾಡಬೇಕು, ಅಂಡ್ ಪ್ರಾಡಕ್ಟ್ ಸ್ಟಡಿ ಕೂಡ ತುಂಬಾ ಮುಖ್ಯ ಆಗುತ್ತಲ್ವಾ ಸರ್?
3: ಹೌದು, ಖಂಡಿತ ಎಲ್ಲ ಮೇಂಟೈನ್ ಮಾಡಲೇಬೇಕದು.
2: ಹಾಗೇನೇ ಮೋಹನ್ ಸರ್, ನಿಮ್ಮ ತಂದೆಯವರು ಕೂಡ ಒಬ್ಬ ಒಳ್ಳೆ ಬಿಸ್ನೆಸ್ ಮ್ಯಾನ್, ಯಾಕಂದ್ರೆ ನಿಮಗೂ ಕೂಡ ಈಗ ಸಪೋರ್ಟ್ ಮಾಡ್ತಾ ಇದ್ದಾರೆ, ಒಳ್ಳೆ ಬಿಸ್ನೆಸ್ ಕೂಡ ಸ್ಟಾರ್ಟ್ ಮಾಡಿದ್ದಾರೆ. ನಿಮ್ಮ ತಂದೆಯವರಿಂದ ಒಂದಿಷ್ಟು ಬಿಸ್ನೆಸ್ ಟೆಕ್ನಿಕ್ಸ್ಗಳನ್ನ ಕಲ್ತ್ಕೊಂಡೆ ಅನ್ನೋದಾದ್ರೆ ಏನು ಕಲ್ತ್ಕೊಂಡ್ರಿ ಸರ್?
3: ಕ್ವಾಲಿಟಿ ಮೇಂಟೈನ್ ಮಾಡಬೇಕು, ರೇಟ್ ಸ್ವಲ್ಪ ಕಮ್ಮಿ ಇಟ್ಕೊಂಡಿರಬೇಕು, ಜನಕ್ಕೆ ಅನುಕೂಲ ಆಗಬೇಕು ಅಷ್ಟೇ.
2: ಸೊ ಈ ಎಲ್ಲ ಇಂಪಾರ್ಟೆಂಟ್ ಪಾಯಿಂಟ್ಸ್ಗಳನ್ನ ನೀವು ನಿಮ್ಮ ತಂದೆಯವರಿಂದ ಕಲ್ತಿದ್ದೀರಾ. ನಿಮ್ಮ ಪ್ರಕಾರ ಕಸ್ಟಮರ್ಸ್ ಎಷ್ಟು ಮುಖ್ಯ ಆಗ್ತಾರೆ?
3: ಮೇನ್ ಬಿಸ್ನೆಸ್ ಇರೋದೇ ಕಸ್ಟಮರಿಂದ, ಕಸ್ಟಮರ್ 100% ಅವರೇ ಮುಖ್ಯ ಇರೋದು, ಬೇರೆ ಏನು ಮುಖ್ಯ ಇಲ್ಲ. ನಾನು ದೊಡ್ಡ ಫ್ಯಾಕ್ಟ್ರಿ ಓಪನ್ ಮಾಡ್ತೀವಿ, ದೊಡ್ಡ ಲೋಡ್ಗಟ್ಟಲೆ ತರಿಸ್ತೀನಿ, ತೊಗೊಳಕ್ಕೆ ಕಸ್ಟಮರೇ ಇರೋಲ್ಲ, ಒಂದು ವಿಶ್ವಾಸನೇ ಇರೋಲ್ಲ ಕಸ್ಟಮರಿಗೆ, ಮತ್ತು ಅದೆಲ್ಲ ಬಂಡವಾಳ ಹಾಕಿದ್ದೇನು ಉಪಯೋಗ?
2: ನೀವೇ ಹೇಳಿದ್ರಿ, ಫೇಸ್ ಕೂಡ ನೋಡಿರಲ್ಲ, ಬರೀ ಫೋನಲ್ಲೇ ಮಹಾರಾಷ್ಟ್ರದಿಂದ ಕಾಲ್ ಮಾಡ್ತಾರೆ ನೀವು ಕಳಿಸ್ತೀರಾ ಅಂತ. ಸೊ ಕಸ್ಟಮರ್ಸ್ ತುಂಬಾ ಮುಖ್ಯ ಆಗ್ತಾರಲ್ವಾ ಸರ್?
3: ಹೌದು, ಖಂಡಿತ.
2: ಎಸ್ಪೆಷಲಿ ಮೋಹನ್ ಸರ್, ನೀವು ಮಾಡ್ತಾ ಇರೋದು ಫುಡ್ ಬೇಸ್ಡ್ ಬಿಸ್ನೆಸ್, ಟೀ ಪುಡಿ ಬಿಸ್ನೆಸ್ ಮಾಡ್ತಾ ಇದ್ದೀರಾ. ನಿಮ್ಮ ಫ್ಯಾಕ್ಟ್ರಿನೆಲ್ಲ ಹೇಗೆ ಮೇಂಟೈನ್ ಮಾಡ್ತೀರಾ ಸರ್? ಅದು ತುಂಬಾ ಮುಖ್ಯ ಆಗುತ್ತಲ್ವಾ, ಅದ್ರ ಬಗ್ಗೆ ಹೇಳ್ಬೋದಾ?
3: ಎಲ್ಲ ಆಟೋಮ್ಯಾಟಿಕ್ ಮಿಷಿನ್ಸ್ಗಳಿರ್ತವೆ, ಎಲ್ಲ ಅದರಲ್ಲೇ ಬ್ಲೆಂಡಿಂಗ್ ಆಗಿಬಿಡುತ್ತೆ, ಅದರಲ್ಲೇ ಎಲ್ಲ ಲಾಸ್ಟಿಗೆ ಫೈನಲ್ ಪ್ರಾಡಕ್ಟ್ ಪ್ಯಾಕಿಂಗ್ ಆಗೆಲ್ಲ ಬಂದ್ಬಿಡುತ್ತೆ. ಅದರಲ್ಲಿ ಜಾಸ್ತಿನೂ ಇವರು ಲೇಬರ್ ವರ್ಕ್ ಇರಲ್ಲ. ಲೇಬರ್ ವರ್ಕ್ ಯಾವಾಗ ಬರುತ್ತಂದರೆ ಲೋಡಿಂಗು ಅನ್ಲೋಡಿಂಗು ಅದರಲ್ಲಿ ಮಾತ್ರ. ಮಿಷಿನ್ರಿ ಏನಾದರೂ ಹಾಳಾಯಿತು ಅಂದರೆ ಒಂದು ಸ್ವಲ್ಪ ಇಂಜಿನಿಯರ್ಸು ಅವ್ರವ್ರು ಬೇಕಾದ್ರು, ಇಲ್ಲಾಂದರೆ 100% ಎಲ್ಲ ಮಿಷಿನಿಂದನೇ ಆಗಿಬಿಡುತ್ತೆ. ಮ್ಯಾನ್ಯುವಲ್ ಇದರಲ್ಲಿ ಏನೂ ಇರಲ್ಲ, ಅದಕ್ಕಷ್ಟು ತಲೆ ಬಿಸಿ ಮಾಡ್ಕೊಳಂತೂ ಏನೂ ಇರಲ್ಲ.
2: ಸೊ ಈಗ ನಿಮ್ಮಲ್ಲಿ ಫ್ಯಾಕ್ಟ್ರಿಲಿ ಪ್ಯಾಕಿಂಗ್ ಅಂತಲೇ ಸಪ್ರೇಟ್ ಇದೆ, ಐ ಮೀನ್ ಈ ಕವರ್ಸ್ ಎಲ್ಲ ಮ್ಯಾನುಫ್ಯಾಕ್ಚರ್ ಮಾಡೋದು ನೀವೇನಾ ಅಥವಾ ಬೇರೆ ಅವ್ರದ್ದು ತರಿಸ್ತೀರಾ?
3: ಕವರ್ ಎಲ್ಲ ನಾವು ಹೊರಗಿಂದ ತರಿಸ್ತೀವಿ, ಇಲ್ಲಿ ಪ್ಯಾಕ್ ಮಾಡ್ತೀವಿ. ಹೌದು.
2: ಉತ್ತಮವಾದ ಗುಣಮಟ್ಟದ ಟೀ ಪುಡಿಗಳನ್ನ ಪ್ಯಾಕ್ ಮಾಡಿ ಶಿವಮೊಗ್ಗದಲ್ಲೇ ಬೇರೆ ಜಿಲ್ಲೆ ಬೇರೆ ರಾಜ್ಯ ಎಲ್ಲಾ ಕಡೆ ಕೂಡ ಕಳಿಸ್ತೀರಾ. ಹಾಗೆ ಮೋಹನ್

0: ಕಲೆಕ್ಷನ್ ಚೆನ್ನಾಗಾಯಿತು, ಮಾರ್ಕೆಟಿಂಗ್ ಚೆನ್ನಾಗಿ ಮಾಡ್ಬೋದು, ಪ್ಲಸ್ ಇಂಪೋರ್ಟ್ ಎಕ್ಸ್ಪೋರ್ಟ್ವರೆಗೂ ಹೋಗ್ಬೋದು ಅವನು ಮಂತ್ಸ್ ಮಾಡಿದರೆ, ಇಲ್ಲ ಅಂದರೆ ಎಷ್ಟು ಓದಿದ್ರು ಅಷ್ಟೇ.
1: ಸೊ ಬಿಸ್ನೆಸ್ ಮಾಡೋದು ತುಂಬ ಮುಖ್ಯ ಆಗುತ್ತೆ.
0: ಹೌದು, ಈ ಸಮಯದಲ್ಲಿ ಬಿಸ್ನೆಸ್ ಮಾಡೋದು ಭಾಳ ಮುಖ್ಯ.
1: ನಾವು ನೋಡೋ ಹಾಗೇನೆ ಟೀ ಪುಡಿ ಬ್ರ್ಯಾಂಡ್ಸಲ್ಲಿ ಸಿಕ್ಕಾಪಟ್ಟೆ ಬ್ರ್ಯಾಂಡ್ಸ್ ಇದ್ರು ಕೂಡ ಜನ ಯಾಕೆ ಪೂಜಾ ಟೀ ಪುಡಿನೇ ಪ್ರೆಫರ್ ಮಾಡಬೇಕು, ಪರ್ಚೇಸ್ ಮಾಡಬೇಕು? ವಾಟ್ಸ್ ದ ಸ್ಪೆಷಾಲಿಟಿ ಆಫ್ ಯುವರ್ ಟೀ ಪುಡಿ?
0: ನಮ್ಮದು ಬಂದುಬಿಟ್ಟು 100% ನ್ಯಾಚುರಲ್ ಇರುತ್ತೆ, ಏನು ಎಸೆನ್ಸು ಯೂಸ್ ಮಾಡಲ್ಲ, ಪ್ಲಸ್ ಏನು ಫುಡ್ ಕಲರ್ ಎಲ್ಲ ಯೂಸ್ ಮಾಡಲ್ಲ. ಇವಾಗ ಮಾರ್ಕೆಟಲ್ಲಿ ಲೂಸ್ ಟೀ ಪುಡಿ ಅಂತ ಭಾಳಷ್ಟು ಕಡೆ ದಿನಸಿ ಅಂಗಡಿಗಳಲ್ಲಿ ಸಿಗ್ತವೆ, ಅದೆಲ್ಲ ಕಲರ್ ಟೀ ಪುಡಿ ಇರುತ್ತೆ, ನೀರಿಗೆ ಹಾಕಿದ ಕೂಡಲೇ ಬಣ್ಣ ಬಿಡೋದು, ಅಡಲ್ಟ್ರೇಷನ್. ಈ ಕಾಲದಲ್ಲಿ ಅಡಲ್ಟ್ರೇಷನ್ ಫುಲ್ ನಡೀತಿದೆ, ಮೇಯ್ನ್ ಅದೇ ಒಂದು ಚಾಲೆಂಜಿಂಗ್ ಇರೋದು. ಅವ್ರ ಕಡೆಯಿಂದ ಏನಾಗುತ್ತೆ, ಹಳ್ಳಿ ಕಡೆಯಲ್ಲೆಲ್ಲ ಕಮ್ಮಿ ರೇಟಲ್ಲಿ ಟೀ ಪುಡಿ ಸಿಗತ್ತೆ ಅಂತ ಜಲ್ದಿ ಟೀ ಆಗಿಬಿಡುತ್ತೆ, ಎಲ್ಲ ಅದನ್ನೇ ಪ್ರಿಫರ್ ಮಾಡ್ತೀರಿ. ಅದಕ್ಕೆ ಸ್ವಲ್ಪ ಜನ್ರೇಷನ್ ಪ್ರಕಾರ ಚೇಂಜ್ ಆಗಬೇಕು, ಅದೆಲ್ಲ ಯೂಸ್ ಮಾಡಬಾರ್ದು. ನಾವು ಕಸ್ಟಮರಿಗೂ ಅದೇ ಹೇಳ್ತೀವಿ, ಪೂಜಾ ಬ್ರ್ಯಾಂಡ್ ಯೂಸ್ ಮಾಡಿ, 100% ನ್ಯಾಚುರಲ್ ಇರುತ್ತೆ, ಯಾವ ಲ್ಯಾಬಲ್ಲಾದರೂ ಟೆಸ್ಟ್ ಮಾಡಿಸ್ಬೋದು. ಎಸೆನ್ಸ್ ಕೂಡ ಯೂಸ್ ಮಾಡಲ್ಲ, ಏಲಕ್ಕಿ ಟೀ ಪುಡಿ ಆಗಲಿ ನ್ಯಾಚುರಲ್ ಏಲಕ್ಕಿ ಇರುತ್ತೆ. ಮಸಾಲ ಟೀ ಪುಡಿಯಲ್ಲಿ ನ್ಯಾಚುರಲ್ ಮಸಾಲ, ಹೋಮ್ ಬ್ಲೆಂಡ್ ಮಸಾಲ ಇರುತ್ತೆ ನಮ್ಮದೇ, ಏನು ಕಲರಿಂಗ್ಗೆ ಏನೂ ಯೂಸ್ ಆಗಲ್ಲ. ಚೂರು ಮಾರ್ಕೆಟಲ್ಲೆಲ್ಲ ಹುಷಾರಾಗಿ ಲೂಸ್ ಟೀ ಪುಡಿ ಪರ್ಚೇಸ್ ಮಾಡಬೇಕಾದ್ರೆ ಕಲರ್ ಟೀ ಪುಡಿಯಿಂದ ಸ್ವಲ್ಪ ದೂರ ಇರಿ, ಕ್ಯಾನ್ಸರ್ ಕಾರಕ ಪದಾರ್ಥಗಳು ಇರ್ತವೆ.
1: ಬಿಡು ಮಾಡಿಕೊಂಡು ನಿಮ್ಮ ಬಿಸ್ನೆಸ್ ಜರ್ನಿಯನ್ನ ನಮ್ಮೊಟ್ಟಿಗೆ ಹಂಚಿಕೊಂಡ್ರಿ, ಸಾಕಷ್ಟು ಒಳ್ಳೆಯ ಮಾಹಿತಿಯನ್ನ ಹೇಳಿದ್ರಿ, ನಿಮಗೆ ಆತ್ಮೀಯ ಧನ್ಯವಾದಗಳು ಸರ್. ಆಲ್ ರೈಟ್, ಕೇಳಿದಿಲ್ಲ ಸ್ನೇಹಿತರೆ, ಮೋಹನ್ ಅವರು ಖುಷಿ ಖುಷಿಯಿಂದಾನೇ ಅವರ ಬಿಸ್ನೆಸ್ ಬಗ್ಗೆ ನಮ್ಗೆ ಇಂಟ್ರೊಡ್ಯೂಸ್ ಮಾಡಿಕೊಟ್ರು. ಬಿಸ್ನೆಸ್ ಮನ್ಗಳು ಹೇಗಿರ್ಬೇಕು, ಈ ಎಸ್ಪೆಷಲಿ ಟ್ರೇಡ್ ಬಿಸ್ನೆಸ್ ಹೇಗೆಲ್ಲ ಇರಬೇಕು ಏನೋದ್ರ ಬಗ್ಗೆ ಒಳ್ಳೆಯ ಮಾಹಿತಿನ ಹಂಚಿಕೊಂಡ್ರು ಸರ್. ಮತ್ತೊಮ್ಮೆ ನಿಮಗೆ ಧನ್ಯವಾದಗಳು. ಕೇಳುಗರೆ, ಕಲಬೆರಕೆ ಟೀ ಪುಡಿಗಳೇ ಹೆಚ್ಚಾಗಿರುವಂತಹ ಈ ಕಾಲದಲ್ಲಿ ಒಂದು ಉತ್ತಮವಾದ ಟೀ ಪುಡಿಯನ್ನ ವ್ಯಾಪಾರ ಮಾಡ್ತಿರುವಂತಹ ಮಲ್ನಾ ಟ್ರೇಡ್ ನ ಮಾಲೀಕರಾಗಿರುವಂತಹ ಮೋಹನ್ ಅವರು ಹೇಳ್ತಾ ಇದ್ರು, ಆದಷ್ಟು ನೀವು ಪೂಜಾ ಟೀ ಪುಡಿಯನ್ನೇ ತೆಗೆದುಕೊಳ್ಳಿ. ನಾವು ಇಲ್ಲಿ ಕಾಸಿಗೆ ತಕ್ಕ ಕಜ್ಜಾಯ ಅನ್ನೋ ತರ ಗುಣಮಟ್ಟದ ಟೀ ಪುಡಿಯನ್ನ ಕೊಡ್ತೀವಿ, ನಾವೇ ತಯಾರು ಮಾಡ್ತೀವಿ, ಯಾವುದೇ ರೀತಿ ಕೆಮಿಕಲ್ಸ್ ಗಳನ್ನ ಮಿಕ್ಸ್ ಮಾಡೋಲ್ಲ ಅಂತ ಹೇಳ್ತಿದ್ರು. ಸೊ ನೀವು ಕೂಡ ಹೆಲ್ತಿ ಆಗಿರೋ ಟೀ ಪುಡಿನೇ ಬಳಸಿ ಅಂತ ಹೇಳ್ತಾ ಇದರೊಂದಿಗೆ ಇವತ್ತಿನ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ಸೊ ಕಾರ್ಯಕ್ರಮ ಹೇಗನ್ನಿಸ್ತು, ಕಾರ್ಯಕ್ರಮ ಕುರಿತು ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನ 9686096279 ಸಂಖ್ಯೆ, ಮತ್ತೊಮ್ಮೆ 9686096279 ಈ ಒಂದು ಸಂಖ್ಯೆಗೆ ಕಳಿಸಿ ಅಂತ ಹೇಳ್ತಾ ನಾನು ನಿಮ್ಮ ಆರ್ಜೆ ಅರ್ಪಿತಾ ಮತ್ತೆ ಮುಂದಿನ ಕಾರ್ಯಕ್ರಮದಲ್ಲಿ ಸಿಗ್ತೀನಿ. ಯಾವಾಗ್ಲೂ ನಗ್ತಾ ಇರಿ, ಖುಷಿಯಾಗಿರಿ, ಜೊತೆಗೆ ಯಾವಾಗ್ಲೂ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
2: ಸರ್, ಮಾರ್ಕೆಟ್ ಅಲ್ಲಿ ಸಿಗೋ ಎಲ್ಲಾ ಎನರ್ಜಿ ಪೌಡರ್ಸ್ ನ ಟ್ರೈ ಮಾಡಿದಾಯ್ತು, ಆದ್ರೂ ಈ ನಿಶಕ್ತಿ ಕಮ್ಮಿ ಆಗ್ತಾನೆ ಇಲ್ಲ.
3: ಎನರ್ಜಿ ಪೌಡರ್ಸ್ ಯಾವ್ದೇ ಆದ್ರೂ ಅದನ್ನ ಬಳಸೋದು ಹಾಲಿನ ಜೊತೆ. ನಾನ್ ಪ್ರತಿದಿನ ಬೆಳಿಗ್ಗೆ ಸಂಜೆ 2 ಲೀಟರ್ ಹಾಲು ಕುಡಿತೀನಿ. ಆ ಹಾಲು ನಂದಿನಿ ಹಾಲು.
4: ಎನರ್ಜಿ ಪೌಡರ್ ಯಾವ್ದೇ ಆಗಿರ್ಲಿ, ಜೊತೆ ಬಳಸೋ ಹಾಲು ನಂದಿನಿ ಆಗಿರ್ಲಿ.
5: ನಂದಿನಿ ಪರಿಶುದ್ಧತೆಯ ಪ್ರತೀಕ.
6: ಸಿಕ್ಕಾಪಟ್ಟೆ ಶೆಕೆ ಆಗ್ತಿದೆ, ಸ್ವಲ್ಪ ಫ್ಯಾನ್ ಹಾಕಿ.
7: ನೀವೇ ಹೇಳ್ತೀರಾ ಪವರ್ ಬಿಲ್ ಜಾಸ್ತಿ ಬರುತ್ತೆ ಅಂತ.
6: ಇನ್ ಮುಂದೆ ಅದಕ್ಕೆಲ್ಲ ಯೋಚನೆ ಮಾಡ್ಬೇಡ್ವೆ, ಯಾಕಂದ್ರೆ ಟಾಟಾ ಪವರ್ ಸೋಲಾರ್ ರೂಫ್ ಹಾಕ್ಸ್ತಾ ಇದೀನಿ.
7: ಹಾಗಾದ್ರೆ ನಮ್ಮನೆಗೆ ಸೋಲಾರ್ ಹಾಕ್ಸೋದ್ರಿಂದ ಏನ್ ಪ್ರಯೋಜನ ಆಗತ್ತೆ ರೀ?
6: ನೋಡು, ನಮ್ಮನೆ ವಿದ್ಯುತ್ ನ ನಾವೇ ಉತ್ಪಾದಿಸ್ಕೊಳ್ಬಹುದು, ಇದರಿಂದ 25 ವರ್ಷಗಳ ಕಾಲ ಪವರ್ ಬಿಲ್ ಕಟ್ಟೋದೇ ಬೇಡ. ಜೊತೆಗೆ ಸೋಲಾರ್ ನ ಹಾಕ್ಸೋಕೆ ಕೇಂದ್ರ ಸರ್ಕಾರದ PM ಸೋಲಾರ್ ಘರ್ ಯೋಜನೆಯಿಂದ 78,000 ಸಬ್ಸಿಡಿ ಸಿಗುತ್ತೆ. ಅಷ್ಟಲ್ಲದೆ ಟಾಟಾ ಪವರ್ ಸೋಲಾರ್ ನಿಂದಲೇ ಪ್ಯಾನೆಲ್ ಜೊತೆಯಲ್ಲಿ ಸೋಲಾರ್ ನ ಎಲ್ಲಾ ಉಪಕರಣಗಳಿಗೆ ಟಾಟಾ ವಾರಂಟಿ ಜೊತೆ 25 ವರ್ಷದ ಪರ್ಫಾರ್ಮೆನ್ಸ್ ವಾರಂಟಿ ಕೂಡ ಸಿಗುತ್ತೆ.
7: ಹಾಗಾದ್ರೆ ಈ ಸೋಲಾರ್ ಹಾಕ್ಸೋದಕ್ಕೆ ದುಡ್ಡು ಎಲ್ಲಿಂದ ತರ್ತೀರಾ?
6: ಪ್ರಮುಖ ಬ್ಯಾಂಕ್ ಗಳಿಂದ ಕಡಿಮೆ ಬಡ್ಡಿ ದರದಲ್ಲಿ ದೀರ್ಘಾವಧಿ ಸಾಲ ಸೌಲಭ್ಯ ಕೂಡ ಸಿಗುತ್ತೆ. ಹಾಗಾದ್ರೆ ನೀವು ಸೋಲಾರ್ ಹಾಕ್ಸ್ಬೇಕು ಅಂದ್ರೆ ಹಿಂದೆ ಕಾಂಟ್ಯಾಕ್ಟ್ ಮಾಡಿ.
7: SS ಏಜೆನ್ಸೀಸ್, ಅಧಿಕೃತ ಮಾರಾಟಗಾರರು ಟಾಟಾ ಪವರ್ ಸೋಲಾರ್, ಗಾಂಧಿನಗರ ಮುಖ್ಯ ರಸ್ತೆ ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9449684678. ಸಂಖ್ಯೆ ಮತ್ತೊಮ್ಮೆ 9449846798.
6: 22 ವರ್ಷಗಳಿಂದ ಮಲೆನಾಡು ಸೀಮೆಯಲ್ಲಿ ಅತಿ ಹೆಚ್ಚು ಸೋಲಾರ್ ಅಳವಡಿಸಿರುವ SS ಏಜೆನ್ಸಿಯನ್ನು ಹಿಂದೆ ಸಂಪರ್ಕಿಸಿ.
8: ಕಾಲೇಜ್ ಲೈಬ್ರರಿ ಅಂದ್ರೆ ತುಂಬಾ ಹೊತ್ತು ಓಪನ್ ಇರಬೇಕು ಅಂತ ಗೊಣಗ್ಬೇಡ್ರಿ. ವಿದ್ಯಾರ್ಥಿಗಳ ಅನುಕೂಲಕ್ಕೆಂದೇ ಬೆಳಿಗ್ಗೆ 5 ಗಂಟೆಯಿಂದ ರಾತ್ರಿ 11 ಗಂಟೆವರೆಗೆ ಲೈಬ್ರರಿ ಓಪನ್ ಇರುತ್ತೆ, ಜೊತೆಗೆ ಇಂಟರ್ನೆಟ್ ಸೌಲಭ್ಯ ಕೂಡ ಇದೆ.
9: ಶಿವಮೊಗ್ಗದಲ್ಲಿ PU ಸೇರುವವರ ಕನಸಿನ ಸಂಸ್ಥೆ ಶ್ರೀ ಆದಿಚುಂಚನಗಿರಿ ಸ್ವತಂತ್ರ ಪದವಿ ಪೂರ್ವ ಕಾಲೇಜು.

0: ವಿದ್ಯಾರ್ಥಿಗೆ ದೊರೆಯುತ್ತಿದೆ ಸಮರ್ಥ ಶಿಕ್ಷಣ. ವಿದ್ಯಾರ್ಥಿಯ ಸರ್ವತೋಮುಖ ಪ್ರಗತಿಗೆ ಆದ್ಯತೆ ನೀಡುವ ಮಲೆನಾಡಿನ ಹೆಮ್ಮೆಯ ಸಂಸ್ಥೆ ಶ್ರೀ ಆದಿಚುಂಚನಗಿರಿ ಸ್ವತಂತ್ರ ಪದವಿ ಪೂರ್ವ ಕಾಲೇಜು, ಶರಾವತಿ ನಗರ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 7483710963. ಸಂಖ್ಯೆ ಮತ್ತೊಮ್ಮೆ 7483710963. ವೆಬ್ಸೈಟ್ www.saipuc.org.in.
1: ಉತ್ತಮ ಭವಿಷ್ಯಕ್ಕೆ ಸೂಕ್ತ ಆಯ್ಕೆ
2: ಶ್ರೀ ಆದಿಚುಂಚನಗಿರಿ ಸ್ವತಂತ್ರ ಪದವಿ ಪೂರ್ವ ಕಾಲೇಜು.
3: ಎಲ್ರಿಗೂ ನಮಸ್ಕಾರ, ಎಲ್ಲರೂ ಹೇಗಿದ್ದೀರಾ? ಆರಾಮಾಗಿದ್ದೀರಾ? ನಾನಂತೂ ಸೂಪರ್ವಾಗಿದ್ದೀನಿ, ನೀವೆಲ್ಲರೂ ಕೂಡ ಆರಾಮಾಗಿದ್ದೀರಾ ಅಂತ ಅಂದ್ಕೊಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಶುರು ಮಾಡ್ತಾ ಇದ್ದೀನಿ. ಸಂಜೆಯ ಸಮಯ 7 ಗಂಟೆ ಆಗಿದೆ. ನಿಮ್ಮ ಜೊತೆ ಮಾತಾಡೋದಕ್ಕೆ ನಾನು ಬಂದಿದ್ದೀನಿ ಆರ್ಜೆ ಶ್ರೀಧರ್. ಇದು ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.1 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇವತ್ತಿನ ಕಾರ್ಯಕ್ರಮವನ್ನು ಶುರು ಮಾಡುವಂತಹ ಸಮಯ. ಹಾಗೆ ನೀವು ಕೂಡ ಮನೆಯಲ್ಲಿ ಆರಾಮಾಗಿ ಕೂತು ನಮ್ಮ ಕಾರ್ಯಕ್ರಮವನ್ನು ಕೇಳಬೇಕು ಅಂತ ಅಂದ್ಕೊಂಡಿದ್ರೆ, ಸೊ ನಮ್ಮ ಕಾರ್ಯಕ್ರಮವನ್ನು ಕೇಳ್ತಾ ಹಾಗೆ ನೀವು ಕೂಡ ನಿಮ್ಮ ಕೃಷಿಯ ಜೀವನವನ್ನು, ನಿಮ್ಮ ಕೃಷಿಯ ಬದುಕನ್ನು ಕೂಡ ನಮ್ಮ ಜೊತೆ ಹಂಚ್ಕೊಳ್ಬೋದು. ಸೊ ಯಾವ ರೀತಿ ಅಂತ ಯೋಚನೆ ಮಾಡ್ತಾ ಇದ್ರೆ, ನೀವು ಕೂಡ ನಮ್ಮ ಕಾರ್ಯಕ್ರಮಕ್ಕೆ ವಾಯ್ಸ್ ನೋಟ್ನ ಮಾಡಿ ಕಳಿಸೋದ್ರ ಮೂಲಕ, ಹಾಗೆ ನೀವು ಕೃಷಿಯನ್ನು ಮಾಡ್ತಾ ಇದ್ದೀರಾ ಅಂತಂದರೆ ನಿಮ್ಮ ಕೃಷಿಯ ಪದ್ಧತಿಯ ಬಗ್ಗೆ, ಹಾಗೆ ನೀವು ಯಾವ ಕೃಷಿಯನ್ನು ಮಾಡ್ತಾ ಇದ್ದೀರಾ ಅನ್ನೋದ್ರ ಬಗ್ಗೆ ನಮ್ಮ ಮೊಬೈಲ್ ಸಂಖ್ಯೆಗೆ ಮೆಸೇಜ್ ಕೂಡ ಮಾಡಬಹುದು, ಹಾಗೆ ಕರೆ ಕೂಡ ಮಾಡಿ ಮಾತಾಡಬಹುದಾಗಿದೆ. ಹಾಗೆ ನೀವೇನಾದರೂ ಮೆಸೇಜ್ನ ಕಳಿಸಿರ ಅಂತಂದರೆ ನಾವೇ ನಿಮ್ಮನ್ನು ಕಾಂಟ್ಯಾಕ್ಟ್ ಕೂಡ ಮಾಡಿ ಮಾತಾಡ್ತೀವಿ ಅಂತ ಹೇಳ್ತಾ, ನಮ್ಮ ಕಾರ್ಯಕ್ರಮದಲ್ಲಿ ನೀವು ಕೂಡ ಮಾತಾಡಬೇಕು ಅಂತಾದರೆ, ನಿಮ್ಮ ಕೃಷಿಯ ಅನುಭವಗಳನ್ನು ನಮ್ಮ ಜೊತೆ ಹಂಚ್ಕೊಳ್ಬೇಕು ಅಂತಾದರೆ ನಮ್ಮ ಸಂಖ್ಯೆಗೆ ವಾಯ್ಸ್ ನೋಟ್ನ ಮಾಡಿ ಕಳಿಸ್ಕೊಡಿ ಅಥವಾ ಮೆಸೇಜ್ನ ಮಾಡಿ ಅಂತ ಹೇಳ್ತಾ, ನಮ್ಮ ಸಂಖ್ಯೆನ ನೋಟ್ ಮಾಡ್ಕೊಳ್ಳಿ, 9686279687996609. ಈ ಸಂಖ್ಯೆಗೆ ನೀವು ಕರೆಯನ್ನು ಮಾಡಿ ಅಥವಾ ಮೆಸೇಜ್ನ ಮಾಡಿ ನಮ್ಮ ಜೊತೆ ಮಾತಾಡ್ಬೋದು ಅಂತ ಹೇಳ್ತಾ, ಇವತ್ತಿನ ಕಾರ್ಯಕ್ರಮದಲ್ಲಿ ಕೃಷಿಯಲ್ಲಿ ಖುಷಿಯನ್ನು ಕಾಣ್ತಾ ತಮ್ಮ ಜೀವನವನ್ನು ಕಟ್ಕೊಂಡಿರುವಂಥವರ ಅನುಭವಗಳನ್ನ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಕೂಡ ಮಾತಾಡೋಣ. ಸೊ ಹಾಗೆಯೇ ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಮಾತಾಡೋದಕ್ಕಿದ್ದಾರೆ ಇವರು, ತುಮಕೂರು ಜಿಲ್ಲೆಯ ತುರುವೇಕೆರೆ ತಾಲೂಕಿನವರು. ಕೃಷಿಯಲ್ಲಿ ಸಾವಯವ ಕೃಷಿ ಪದ್ಧತಿಯನ್ನು ಅಳವಡಿಸಿಕೊಂಡು ಶೂನ್ಯ ಬಂಡವಾಳದಲ್ಲಿ ಕೃಷಿಯನ್ನು ಆರಂಭ ಮಾಡಿ ಉತ್ತಮವಾದಂತಹ ಆದಾಯವನ್ನು ಗಳಿಸ್ಕೊಳ್ತಾ ಉತ್ತಮ ಇಳುವರಿಯನ್ನು ಕೂಡ ಪಡ್ಕೊಳ್ತಾ ತಮ್ಮ ಕೃಷಿಯಲ್ಲಿ ಖುಷಿಯನ್ನು ಕಾಣ್ತಾ ಇದ್ದಾರೆ. ಅಷ್ಟಕ್ಕೂ ಇವರು ಮಾಡ್ತಾ ಇರುವಂತಹ ಕೃಷಿ ಯಾವುದು ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಇವರು ಮಾಡ್ತಾ ಇರುವ ಕೃಷಿ ತೆಂಗು. ಸೊ ಕಲ್ಪವೃಕ್ಷ ಅಂತ ಹೇಳುವಂತಹ ತೆಂಗಿನ ತೋಟವನ್ನು ಮಾಡಿಕೊಂಡು ಇದರಲ್ಲಿ ಉತ್ತಮವಾದಂತಹ ಆದಾಯವನ್ನು ಗಳಿಸ್ಕೊಳ್ತಾ ಇಳುವರಿಯನ್ನು ಪಡ್ಕೊಳ್ತಾ ತಮ್ಮ ಕೃಷಿಯಲ್ಲಿ ಖುಷಿಯನ್ನು ಕಾಣ್ತಾ ಇದ್ದಾರೆ. ಇವರೇ ನಮ್ಮ ತುಮಕೂರು ಜಿಲ್ಲೆಯ ತುರುವೇಕೆರೆ ತಾಲೂಕಿನ ಕಿರಣ್ ಅವರು. ಹಾಗಾದರೆ ಇವತ್ತಿನ ಕಾರ್ಯಕ್ರಮದಲ್ಲಿ ಕಿರಣ್ ಅವರ ಜೊತೆಯಲ್ಲಿ ಮಾತಾಡೋಣ. ಅವರ ಕೃಷಿ ಹೇಗಿದೆ, ಸೊ ಈ ತೋಟವನ್ನು ಯಾವ ರೀತಿಯಲ್ಲಿ ನಿರ್ವಹಣೆ ಮಾಡಬೇಕು, ಮತ್ತು ತೆಂಗಿನ ಕೃಷಿಯಲ್ಲಿ ಲಾಭ ಹೇಗಿದೆ, ಹಾಗೆ ತೆಂಗಿನ ತೋಟದ ಮಧ್ಯದಲ್ಲಿ ಇನ್ನೂ ಏನೆಲ್ಲ ಬೆಳೆಗಳನ್ನು ಮಾಡ್ಕೊಂಡಿದ್ದಾರೆ, ಸೊ ಇದೆಲ್ಲದರ ಕುರಿತಂತೆ ಅವರ ಜೊತೆಯಲ್ಲಿ ಇವತ್ತಿನ ಕಾರ್ಯಕ್ರಮದಲ್ಲಿ ಮಾತಾಡೋಣ. ಸೊ ಹಾಗಿದ್ರೆ ಕಿರಣ್ ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಕಿರಣ್ ಅವರೇ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ.
4: ನಮಸ್ತೆ ಎಲ್ಲರಿಗೂ.
3: ಓಕೆ ಕಿರಣ್ ಅವರೇ, ಮೊದಲನೇದಾಗಿ ನಿಮ್ಮ ಕೃಷಿ ಜೀವನ ಹೇಗೆ ನಡೀತಾ ಇದೆ, ಮತ್ತು ನಿಮ್ಮ ತೋಟದ ಪರಿಚಯವನ್ನು ತಿಳಿಸ್ಕೊಡ್ಬೋದಾ?
4: ನಾವು ಮೇಜರಾಗಿ ನಮ್ಮಲ್ಲಿ ತೆಂಗು, ಅಡಿಕೆ, ಬಾಳೆ ಈ ಒಂದು ಬೆಳೆಗಳನ್ನ ನಾವು ಪ್ರಧಾನ ಬೆಳೆಗಳಾಗಿ ಇಟ್ಕೊಂಡಿದ್ವಿ. ತೆಂಗಿನ ಪ್ರಧಾನ ಬೆಳೆಯಾಗಿ ಇಟ್ಕೊಂಡು ಅಡಿಕೆ ಮತ್ತು ಬಾಳೆನ ಇಂಟರ್ ಕ್ರಾಪ್ ಆಗಿ ಪ್ಲ್ಯಾನ್ ಮಾಡ್ಕೊಂಡು ನಾವು ಕೃಷಿನ ಮಾಡ್ತಾಯಿದ್ದೀವಿ. ನಮ್ಮದು ಸರಿಸುಮಾರು ಒಂದು 25 ಎಕರೆ ಕೃಷಿ ಜಮೀನಿದೆ. ಅದರಲ್ಲಿ ಒಂದು 2 ಪಾರ್ಟಾಗಿ ಭಾಗ ಮಾಡ್ಕೊಂಡಿದ್ವಿ. ಕೆಲವು ಜಮೀನುಗಳಲ್ಲಿ ಮುಖ್ಯ ಬೆಳೆಯಾಗಿ ತೆಂಗಿನ ಬೆಳೀತಾ ಇದ್ದೀವಿ, ಕೆಲವು ಜಮೀನಲ್ಲಿ ಅಂತರ ಬೆಳೆಯಾಗಿ ಬಾಳೆ ಮಾಡಿದ್ವಿ, ಕೆಲವು ಜಮೀನಲ್ಲಿ ಅಡಿಕೆ ಬಾಳೆ ತೆಂಗು ಮಾಡಿದ್ದೀವಿ, ಕೆಲವು ಭಾಗದ ನೀರಾವರಿ ಕಮ್ಮಿ ಇರೋಂಥ ಜಾಗಗಳನ್ನು ಮತ್ತು ಎತ್ತರ ಪ್ರದೇಶಗಳಲ್ಲಿ ಮಾವನ್ನು ಸಹ ಬೆಳೆದಿದ್ದೀವಿ. ಇದ್ರ ಜೊತೆಗೆ ಇಂಟರ್ಗ್ರೇಟ್ ಫಾರ್ಮಿಂಗ್ ಆಗಿ ಕುರಿ ಮತ್ತು ಆಡು ಸಾಕಾಣಿಕೆ, ಕೋಳಿ ಸಾಕಾಣಿಕೆ ಇವನ್ನು ಸಹ ಕೈಗೊಂಡಿದ್ದೀವಿ. ತೆಂಗಿನ ಮರದ್ದು ಅದಕ್ಕೆ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ಗೊಬ್ಬರನ ತೆಂಗಿನ ಮರ ಅದು ಸ್ವಂತ ಮಾಡ್ಕೊಳ್ಳೋಂಥ ಶಕ್ತಿ ತೆಂಗಿನ ಮರಕ್ಕಿದೆ. ಬಟ್ ನಾವು ಈ ಒಂದು ಮ್ಯಾನೇಜ್ಮೆಂಟ್ ಮಾಡ್ಬೇಕಾದ್ರೆ ಏನು ಮಾಡ್ತಾ ಇದ್ದೀವಿ ಅಂದರೆ, ಆ ಎಡಮಟ್ಟೆ ಕೊಡುತ್ತೆ, ಸೋಗೆ ಕೊಡುತ್ತೆ, ಕಾಯಿಮಟ್ಟೆ ಕೊಡುತ್ತೆ, ಇಷ್ಟನ್ನು ಸಹ ನಾವು ತೆಗೆದು ಬದುಗಳಿಗಾಕಿ ಸುಟ್ಟಾಕ್ತೀವಿ. ಇದು ಮೊದಲನೇ ರೈತರು ಮಾಡ್ತಾ ಇರೋ ತೋಟ ಮ್ಯಾನೇಜ್ಮೆಂಟ್ ಮಾಡ್ತಾ ಇರೋ ರೈತರುಗಳಲ್ಲಿ, ನಮ್ಮ ರೈತರುಗಳಲ್ಲಿ ಇದೊಂದು ತಪ್ಪು ತಿಳುವಳಿಕೆ. ಕಾರಣ ಏನಂದರೆ, ನೀವು ಅದನ್ನೆಲ್ಲ ತೆಗೆದು ಆಚೆಗೆ ಸುಟ್ಟಾಕ್ದಾಗ ಒಂದು ಮರ ಹತ್ತತ್ರ ಸರಾಸರಿ ನೀವು ಅದರ ಏನು ಎಡೆಮಟ್ಟೆ, ಸ್ವಾಗೆ, ಕಾಯಿಮಟ್ಟೆ ಇವೆಲ್ಲ ಬರುತ್ತೆ, ಅದರದ್ದು ಗೊಬ್ಬರನ 100-150 kg ಗೊಬ್ಬರ ಮಾಡ್ಕೊಳ್ಳುತ್ತೆ. ನೀವು ಆ ಗೊಬ್ಬರ ತಗೊಂಡೋಗಿ ಬದುಗಳಿಗಾಕಿ ಸುಟ್ಟಾಕಿ ಅಂಗಡಿಗೆ ಹೋಗಿ ತಿರುಗಿ 2000 ಕೊಡ್ತಂದು ಪೊಟ್ಯಾಷ್ ಹಾಕ್ತೀರಾ? ನೀವು ಮ್ಯಾನೇಜ್ಮೆಂಟ್ ಕೆಮಿಕಲ್ ಫರ್ಟಿಲೈಸರ್ಗಳನ್ನ ಶಿಫಾರಸು ಮಾಡಿದ್ದಾರೆ, ಹಾಕಿ, ಅವಶ್ಯಕತೆ ಇದ್ದ ಹಾಕಿ. ಬಟ್ ಇದನ್ನು ನೀವು ಇದನ್ನು ಯೂಸ್ ಮಾಡ್ಕೊಂಡು ಆ ಫರ್ಟಿಲೈಸರ್ಗಳನ್ನ ಜೊತೆ ಯೂಸ್ ಮಾಡ್ಕೋಬೋದು. ಒಂದು ಈಗ ನೀವು ಕಾಯಿಮಟ್ಟೆ, ಎಡಮಟ್ಟೆ, ಸೋಗೆಗಳು ಇವೆಲ್ಲನೂ ಸಹ ಅತಿ ಬೇಗ ಅಂದರೆ ಬೇಗ ಡಿಕಂಪೋಸ್ ಮಾಡೋ ಅಂಥ ಒಂದು ನ್ಯಾಷನಲ್ ಸೆಂಟರ್ ಆಫ್ ಆರ್ಗಾನಿಕ್ ಫಾರ್ಮ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಗಾಜಿಯಾಬಾದ್ದವರು ನಮಗೆ ODWDC ಕೊಟ್ಟಿದ್ದಾರೆ. ಆ ODWDC ಉಪಯೋಗಿಸ್ಕೊಂಡ್ರೆ ನೀವು ಒಂದು ಸರಾಸರಿ ಒಂದು ಒಂದೂವರೆ ತಿಂಗಳಲ್ಲಿ ನಿಮ್ಮದು ಎಲ್ಲ ಸಹ ಎಡಮಟ್ಟೆ ಸೋಗೆಗಳೆಲ್ಲ ಡಿಕಂಪೋಸ್ ಆಗುತ್ತೆ, ಮತ್ತು ಆ ಕೊಕೊಪಿತ್ ಕಲ್ಚರ್ ಇದೆ ಅದನ್ನು ಸಹ ಯೂಸ್ ಮಾಡ್ಕೋಬೋದು. ಈಗ ನಮ್ಮ ತೋಟಗಳೆಲ್ಲ ನೀವು ನೋಡ್ತೀರಾ, ಯಾವುದು ಸಹ ನಾವು ಎತ್ತಿಲ್ಲ, ಜಸ್ಟ್ ಒಂದು ಮ್ಯಾನೇಜ್ಮೆಂಟ್ ಏನಂದರೆ ಅದು ಯಾವ ಥರ ಬೀಳುತ್ತೆ ಅದನ್ನು ತೆಗೆದು ಪ್ರಾಪರಾಗಿ ಆರ್ಗನೈಸ್ ಮಾಡ್ಬೇಕು, ಜಸ್ಟ್ ಆರ್ಗನೈಸಿಂಗ್ ಅಷ್ಟೇ ನಮ್ಮ ಕೆಲಸ. ನಿಮ್ಗೆ ಇಲ್ಲಿ ಎರಡು ಅನುಕೂಲ ಆಗುತ್ತೆ, ಯಾವಾಗ ನೀವು ಈ ಥರ ಮ್ಯಾನೇಜ್ಮೆಂಟ್ ಮಾಡ್ತೀರಾ ಕಳೆ ಕಮ್ಮಿ ಆಗುತ್ತೆ. ಮೇಜರ್ ನಿಮಗೆ ತೋಟ ಉಳುಮೆ ಮಾಡಿಸೋದು ಕ್ಲೀನಾಗಿ ಇಟ್ಕೊಳ್ಳೋಕ್ಕೆ ಕ್ಲೀನಾಗಿ ಇಟ್ಕೋಬೇಕು ಒಂದು ಕಾನ್ಸೆಪ್ಟ್ ಬಂದುಬಿಟ್ಟಿದ್ದಾರೆ ರೈತರಲ್ಲಿ, ನೀವು ಅದನ್ನು ಕ್ಲೀನಾಗಿ ಇಟ್ಕೋಬೇಕು ನಿಮಗೆ ಕಳೆ ಬರಬಾರ್ದು, ಅದು ಫಸ್ಟ್ನೇ ತಪ್ಪು. ನಿಮಗೆ ಕಳೆ ತೋಟದಲ್ಲಿ ಬರಬೇಕು, ಕಳೆ ಬಂದರೆ ಮಾತ್ರ ನಿಮ್ಮ ಭೂಮಿಲಿ ಫಲವತ್ತತೆ ಜಾಸ್ತಿ ಆಗೋದು. ಜೊತೆಗೆ ನಿಮಗೆ ಅನ್ವಾಂಟೆಡ್ ಕಳೆಗಳು ಬರಬಾರ್ದು ಅಂದರೆ ನೀವು ಮಲ್ಚಿಂಗ್ ಮಾಡಿ, ನೀವು ಮಲ್ಚಿಂಗ್ ಮಾಡಿ ಸೋಗೆ ಎಡಮಟ್ಟೆನ ಮಲ್ಚಿಂಗ್ ಮಾಡಿ ಅದಕ್ಕೆ WDC ಕೊಡಿ. ಈಗ ನಮ್ಮದು ನೋಡಿರಿ ಹತ್ತದ ಲಾಸ್ಟ್ ವರ್ಷ 50-60,000 ತೆಂಗಿನಕಾಯಿ ಮಟ್ಟೆನ ನಾವು ತೋಟಕ್ಕೆ ಹಾಕಿದ್ದೀವಿ. ಇದೊಂದು ಎಕ್ಸಾಂಪಲ್ ಅಷ್ಟೇ ನಾನು ಕೊಡ್ತಾ ಇರೋದು. ಎಲ್ಲ ನೋಡಿರಿ ಇದೆಲ್ಲ ಯಾವಾಗ ಡಿಕಂಪೋಸ್ ಆಗುತ್ತೆ, ಆ ಡಿಕಂಪೋಸ್ ಆದಾಗ ಇಲ್ಲಿ ಸಾಯಿಲ್ ಕಾರ್ಬನ್ ಅತಿ ಹೆಚ್ಚು ಜಾಸ್ತಿ ಆಗುತ್ತೆ, ಮತ್ತು ಗಾಳಿಲಿ ಏರಿಯೇಷನ್ ಭೂಮಿಗೆ ಗಾಳಿ ಸರಾಗೋಗಿ ಸಿಗುತ್ತೆ, ಎರವಳದ ಆ್ಯಕ್ಟಿವಿಟೀಸ್ ಜಾಸ್ತಿ ಆಗುತ್ತೆ. ಸರಾಸರಿ ನಾವು ಏನು 150 ನಮಗೆ ಎಕ್ಸ್ಪೆಕ್ಟೇಷನ್ಸ್ ಇದೆ ಒಂದು ಮರಕ್ಕೆ ಬೇಕು ಅಂತ, ಅಷ್ಟು ಕಾಯಿಲಿದೆ. ನಾವು ಇಲ್ಲಿ ಏನು ಕೆಲಸ ಇಲ್ಲ, ನಮಗೆ ಒಂದು ತೆಂಗಿನ ಸೋಮಾರಿ ಬೆಳೆಯನ್ನು ನಾವು ಮಾಡ್ಕೊಂಡಿದ್ದೀವಿ. ತೆಂಗು ಸೋಮಾರಿ ಅಲ್ಲ, ತೆಂಗಿಗೆ ಅತಿ ಹೆಚ್ಚು ಪೋಷಕಾಂಶ ಬೇಕು. ಆ ಬೇಕು ಅಂದರೆ ನೀವು ಎಲ್ಲ ಈ ಒಂದು ಬೇರೆ ಬೇರೆ ವಿಧಾನಗಳಿಂದ ಒದಗಿಸ್ಬೇಕು. ಈಗ ಕಾಯಿಮಟ್ಟೆ ಸೋಗೆ ಎಡಮಟ್ಟೆ ಎಲ್ಲನೂ ನೀವು ಈ ಥರ ಮಲ್ಚಿಂಗ್ ಮಾಡ್ಕೊಂಡ್ರೆ ನಿಮಗೆ ಪ್ರೊಡಕ್ಷನ್ ಕಾಸ್ಟ್ ಆಟೋಮೆಟಿಕಲಿ ಕಮ್ಮಿ ಆಗುತ್ತೆ, 99% ಕಮ್ಮಿ ಆಗುತ್ತೆ. ನೀವು ಒಂದು ಯಾಕೆ ನೀವು ತೆಂಗಿನ ಎಲ್ಲರೂ ಅವಲಂಬಿಸ್ಕೊಂತವ್ರೆ ಅಂದರೆ, ನೀವು ಫಸ್ಟ್ ಒಂದು ಜನ್ರೇಷನ್ ಅವ್ರ ತೆಂಗಿನಾದರೆ ನಿಮಗೆ 3 ಜನ್ರೇಷನ್ ತೆಂಗು ಕಾಯುತ್ತೆ, ಅಟ್ಲೀಸ್ಟ್ 100 ವರ್ಷ 150 ವರ್ಷ ತೆಂಗು ನಿಮ್ಮನ್ನು ಕಾಪಾಡುತ್ತೆ.
3: ಓಕೆ ಕಿರಣ್ ಅವರೇ, ಹಾಗಿದ್ರೆ ನಿಮ್ಮ ಜೊತೆ ಮಾತನ್ನು ಮುಂದುವರಿಸ್ತೀನಿ. ಹಾಗೆ ಕೆಳಗರೆ ಇವತ್ತಿನ ಕಾರ್ಯಕ್ರಮದಲ್ಲಿ ತೆಂಗಿನ ಕೃಷಿನಲ್ಲಿ ಏನೆಲ್ಲ ವಿಚಾರಗಳನ್ನ ಗಮನದಲ್ಲಿ ಇಟ್ಕೋಬೇಕಾಗತ್ತೆ, ಹಾಗೆ ನಾವು ತೆಂಗಿನಿಂದ ಸಿಗುವಂತಹ ತೆಂಗಿನ ಮಟ್ಟೆ ಆಗಿರ್ಬೋದು, ಇಂಗಾರ ಆಗಿರ್ಬೋದು, ಈ ಥರದನ್ನೆಲ್ಲ ಏನು ನಾವು ಎಸೆದು ಸುಟ್ಟಾಗ್ತೀವಿ, ಈ ಥರದನ್ನು ಮಾಡೋದ್ರ ಬದಲಿಗೆ ಅವುಗಳೇ ಗೊಬ್ಬರ ಆಗಿ ನಮಗೆ ತೋಟಕ್ಕೆ ಸಿಗುತ್ತೆ ಅಂತೇಳಿ ಹೇಳ್ತಾ ಇದ್ರು. ಹಾಗಾದರೆ ಕಿರಣ್ ಅವ್ರ ಜೊತೆಗೆ ಮಾತನ್ನು ಮುಂದುವರಿಸೋಣ. ಅದಕ್ಕೂ ಮುಂಚೆ ಇವತ್ತಿನ ಕಾರ್ಯಕ್ರಮದಲ್ಲಿ ಒಂದು ಸೂಪರ್ ಆಗಿರುವಂತಹ ಹಾಡನ್ನು ಕೇಳ್ಕೊಂಡು ವಾಪಸ್ ಬನ್ನಿ. ಕಾರ್ಯಕ್ರಮ ಮುಂದುವರೆಯುತ್ತೆ. ನಾನು RJ ಶ್ರೀಧರ್, ಇದು ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.1 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ರಾಜು, ನಿನ್ ಕ್ಯಾನ್ಸರ್ ಚಿಕಿತ್ಸೆ ಆಯ್ತೇನೋ, ಈಗ ಹೇಗಿದ್ಯಾ?
1: ರಾಮು, ಈಗ ನಾನು ಕ್ಯಾನ್ಸರ್ ಕಾಯಿಲೆಯಿಂದ ಗೆದ್ದು ಬಂದೆ ಕಣೋ.
0: ಹೌದಾ? ಅಲ್ವೋ ರಾಜು, ಕ್ಯಾನ್ಸರ್ ಕಾಯಿಲೆ ಚಿಕಿತ್ಸೆಗೆ ತುಂಬಾ ಖರ್ಚಾಗತ್ತೆ ಅಂತಾರಲ್ಲ, ನಿಜಾನಾ?
1: ಈಗ ಅದ್ರ ಬಗ್ಗೆ ಚಿಂತೆ ಮಾಡೋದೇ ಬೇಡ, ಯಾಕೆಂದ್ರೆ ಇಲ್ಲೇ ನಮ್ಮ ಶಿವಮೊಗ್ಗ ನಗರದ ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ಕಳೆದ 20 ವರ್ಷಗಳಿಂದ ಕ್ಯಾನ್ಸರ್ ರೋಗಿಗಳ ಚಿಕಿತ್ಸೆಯಲ್ಲಿ ಪರಿಣಿತಿ ಹೊಂದಿದ ತಜ್ಞ ವೈದ್ಯರು ಹಾಗೂ ಸಿಬ್ಬಂದಿಗಳಿಂದ ಎಲ್ಲಾ ರೀತಿಯ ಕ್ಯಾನ್ಸರ್ ಕಾಯಿಲೆಗೆ ಉತ್ತಮ ಗುಣಮಟ್ಟದ ಚಿಕಿತ್ಸೆ ಸಿಗ್ತಿದೆ ಕಣೋ.
0: ಹೆಲ್ತ್ ಇನ್ಶೂರೆನ್ಸ್ ಕೂಡ ಇಲ್ಲಿ ಬಳಸಬಹುದಾ?
1: ಖಂಡಿತ. ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ಬಿಪಿಎಲ್ ಹಾಗೂ ಎಪಿಎಲ್ ಕಾರ್ಡುದಾರರಿಗೆ ಆಯುಷ್ಮಾನ್ ಭಾರತ ಆರೋಗ್ಯ ಕರ್ನಾಟಕ ಸ್ಕೀಮ್, ಸರ್ಕಾರಿ ನೌಕರರಿಗೆ ಜ್ಯೋತಿ ಸಂಜೀವಿನಿ ಸ್ಕೀಮ್, ಪೊಲೀಸ್ ಹಾಗೂ ಅವರ ಕುಟುಂಬದ ಸದಸ್ಯರಿಗೆ ಆರೋಗ್ಯ ಭಾಗ್ಯ ಸ್ಕೀಮ್, ಯಶಸ್ವಿನಿ ಯೋಜನೆ ಹೊಂದಿರೋರಿಗೂ ಚಿಕಿತ್ಸೆ ಸಿಗ್ತಿದೆ. ಇದಲ್ಲದೆ ಸ್ಟಾರ್ ಹೆಲ್ತ್, ವಿಡಾಲ್ ಟಿಟಿಕೆ, ಮೆಡಿ ಅಸಿಸ್ಟ್, ಈ ರೀತಿಯ ಇನ್ನೂ ಮುಂತಾದ ಆರೋಗ್ಯ ವಿಮಾ ಸೌಲಭ್ಯದ ಅಡಿಯಲ್ಲಿ ಕ್ಯಾಶ್ಲೆಸ್ ಚಿಕಿತ್ಸಾ ಸೌಲಭ್ಯಗಳು ಕೂಡ ದೊರೀತಾ ಇದೆ. ಇದರ ಜೊತೆಗೆ ವಿಶೇಷ ಪ್ಯಾಕೇಜ್, ಕೈಗೆಟಕುವ ರಿಯಾಯಿತಿ ದರದಲ್ಲಿ ಉತ್ತಮ ಗುಣಮಟ್ಟದ ಚಿಕಿತ್ಸೆಗಳು ಇಲ್ಲಿ ಲಭ್ಯವಿದೆ.
2: ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ರೇಡಿಯೇಷನ್ ಚಿಕಿತ್ಸೆ, ಕೆಮೋಥೆರಪಿ ಚಿಕಿತ್ಸೆ, ಕ್ಯಾನ್ಸರ್ ಶಸ್ತ್ರಚಿಕಿತ್ಸೆಗಳು ದೊರೆಯುತ್ತವೆ. ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆ 9ನೇ ಮೈಲಿಗಲ್ಲು, ನಿದಿಗೆ ಅಂಚೆ, ಬಿದಿರೆ ಬಸ್ ನಿಲ್ದಾಣದ ಎದುರು, ಬಿಎಚ್ ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9686689999 ಅಥವಾ 7090077755. ಇದಕ್ಕೆ ಸಂಪರ್ಕಿಸಬಹುದು. 20 ವರ್ಷದ ಸೇವಾನುಭವ, ಸುಮಾರು 35,000 ಹೆಚ್ಚು ಯಶಸ್ವಿ ಕ್ಯಾನ್ಸರ್ ಚಿಕಿತ್ಸೆ. ಇದು ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯ ಹೆಮ್ಮೆ.
3: ಓಕೆ, ವೆಲ್ಕಮ್ ಬ್ಯಾಕ್. ನೀವೀಗ ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ ನಾಡಿ ಪೋನ ಎಫ್ ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ಆರ್ಜ ಶ್ರೀಧರ್, ಇದು ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಮಾತಾಡ್ತಿದ್ದ ಹಾಗೆ ಇವತ್ತು ತುಮಕೂರು ಜಿಲ್ಲೆಯ ತುರುವೇಕೆರೆ ತಾಲೂಕಿನ ಕಿರಣ್ ಅವರು ನಮ್ಮ ಜೊತೆಯಲ್ಲಿ ಮಾತಾಡ್ತಾ ಇದ್ರು. ಹಾಗೆ ಇವರ ತೆಂಗು ಕೃಷಿಯನ್ನು ಸಾವಯವ ಪದ್ಧತಿನಲ್ಲಿ ಮಾಡ್ಕೊಳ್ತಾ ಇವರ ಕೃಷಿ ಭೂಮಿನಲ್ಲಿ ಅಡಿಕೆ, ಬಾಳೆ ಇವುಗಳನ್ನು ಇಂಟರ್ಕ್ರಾಪ್ ಆಗಿ ಮಾಡಿಕೊಂಡು ಪ್ರಧಾನ ಬೆಳೆಯಾಗಿ ತೆಂಗಿನ ಮಾಡ್ಕೊಂಡಿದ್ದಾರೆ. ಇದೆಲ್ಲದರ ಜೊತೆಯಲ್ಲಿ ಮಾವು, ಹಾಗೆ ಕುರಿ ಸಾಕಾಣಿಕೆ, ಆಡು ಸಾಕಾಣಿಕೆ, ಕೋಳಿ ಸಾಕಾಣಿಕೆ, ಇದರ ಎಲ್ಲದರ ಜೊತೆಯಲ್ಲಿ ಅವರು ಅವರ ತೋಟದಲ್ಲೇ ಗೊಬ್ಬರವನ್ನು ಕೂಡ ತಯಾರು ಮಾಡ್ಕೊಳ್ತಾ ಇದ್ದಾರೆ. ಮಲ್ಚಿಂಗ್ ಮಾಡೋದ್ರ ಮೂಲಕ ಗೊಬ್ಬರವನ್ನು ತಯಾರು ಮಾಡಿಕೊಂಡು ಅವರ ತೋಟಕ್ಕೆ ಗೊಬ್ಬರವನ್ನು ಅಲ್ಲೇ ಕೊಡ್ತಾ ಇದ್ದಾರೆ. ಸೊ ಈ ರೀತಿಯಲ್ಲಿ ಒಂದು ಸಾವಯವ ಪದ್ಧತಿಯ ಕೃಷಿಯನ್ನು ಮಾಡ್ಕೊಳ್ತಾ ಉತ್ತಮವಾದಂತಹ ಇಳುವರಿಯನ್ನು, ಉತ್ತಮವಾದಂತಹ ಆದಾಯವನ್ನು ಕಿರಣ್ ಅವರು ಪಡ್ಕೊಳ್ತಾ ಇದ್ದಾರೆ ಅಂತಲೇ ಹೇಳ್ಬೋದು. ಹಾಗಿದ್ರೆ ಈ ಒಂದು ಕಲ್ಪವೃಕ್ಷವನ್ನು ಯಾವ ರೀತಿಯಲ್ಲಿ ಮೇಂಟೈನ್ ಮಾಡ್ತಾ ಇದ್ದಾರೆ, ಹಾಗೆ ತೆಂಗಿನ ಕೃಷಿನಲ್ಲಿ ಏನೇನೆಲ್ಲ ಅಂಶಗಳನ್ನು ನಾವು ಗಮನದಲ್ಲಿ ಇಟ್ಕೋಬೇಕಾಗತ್ತೆ, ತೆಂಗು ಕೃಷಿನ ಆರಂಭ ಮಾಡುವಾಗ ಯಾವ ವಿಚಾರಗಳನ್ನು ಗಮನದಲ್ಲಿ ಇಟ್ಕೊಂಡು ಹೇಗೆ ಅಲ್ಲಿ ಬರುವಂತಹ ಇಂಗಾರ ಆಗಿರ್ಬೋದು, ತೆಂಗಿನ ರಟ್ಟೆ ಆಗಿರ್ಬೋದು, ಹಾಗೆ ತೆಂಗಿನಕಾಯಿ ಸಿಪ್ಪೆ ಈ ಥರದ್ದನ್ನೆಲ್ಲ ಕೂಡ ಯಾವ ರೀತಿಯಲ್ಲಿ ಬಳಕೆ ಮಾಡ್ಕೋಬೋದು ಅನ್ನೋದ್ರ ಬಗ್ಗೆ ಕೂಡ ತುಂಬ ಚೆನ್ನಾಗಿ ಮಾತಾಡ್ತಾ ಇದ್ದಾರೆ. ಸೊ ಹಾಗೆ ಅವರೇ ಗೊಬ್ಬರವನ್ನು ಯಾವ ರೀತಿಯಲ್ಲಿ ತಯಾರು ಮಾಡಿಕೊಳ್ತಾರೆ ಅನ್ನೋದ್ರ ಬಗ್ಗೆ ಕೂಡ ಅವ್ರ ಜೊತೆಯಲ್ಲಿ ಮಾತಾಡೋಣ. ಅದಕ್ಕೂ ಮುಂಚೆ ಇವತ್ತಿನ ಕಾರ್ಯಕ್ರಮದಲ್ಲಿ ಮಾತಾಡೋದಕ್ಕೆ ಕಿರಣ್ ಅವರನ್ನ ಮತ್ತೊಮ್ಮೆ ವೆಲ್ಕಮ್ ಮಾಡೋಣ. ಕಿರಣ್ ಅವರ ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ ನಿಮಗೆ. ಕಿರಣ್ ಅವರ, ನೀವಾಗಲೇ ಹೇಳ್ತಾ ಇದ್ರಿ ಈ ತೆಂಗಿನ ಬೆಳೆಯಿಂದ ಬರುವಂತಹ ಏನು ವೇಸ್ಟೇಜ್ ಇರುತ್ತೆ ಅದನ್ನ ಸುಟ್ಟಾಕೋದ್ರ ಬದಲಿಗೆ ಅದನ್ನ ಯುಟಿಲೈಸ್ ಮಾಡ್ಕೋಬೇಕು ಅಂತ ಹೇಳಿ. ಹಾಗಾದ್ರೆ ನಮ್ಮ ರೈತರಿಗ ಎಲ್ಲಿ ಹೇಗೆ ಕೃಷಿನಲ್ಲಿ ಫೇಲ್ ಆಗ್ತಾ ಇರ್ಬೋದು, ಮತ್ತೆ ಯಾವ ರೀತಿ ಕೃಷಿ ಭೂಮಿಯನ್ನ ಯುಟಿಲೈಸ್ ಮಾಡ್ಕೋಬೇಕಾಗತ್ತೆ ಅದ್ರ ಬಗ್ಗೆ ಹೇಳ್ಬೋದ?
4: ಪ್ರಾಪರ್ ಮ್ಯಾನೇಜ್ಮೆಂಟಲ್ಲಿ ಫೇಲ್ ಆಗ್ತಾವ್ರೆ. ನೀವು ದೊಡ್ಡ ದೊಡ್ಡ ಟ್ರ್ಯಾಕ್ಟರ್ ತಗೊಂಬರ್ತೀರಾ, 1.5 ಟನ್ ವೆಯ್ಟ್ನ ತಂದು ತೋಟಕ್ಕೆ ಹಾಕಿ ಟೈಟ್ ಮಾಡ್ತೀರಾ, ರೋಟ್ರ್ ಓಡಿಸ್ತೀರಾ, ರೋಟ್ರ್ 1 ಟನ್ನು, ಟ್ರ್ಯಾಕ್ಟರ್ 2 ಟನ್, 3 ಟನ್ ಹಾಕೊಂಡು ನೀವು ಕಾಂಕ್ರೀಟ್ ಮಾಡ್ತಾಯಿದ್ದೀರಾ, ಕಾಂಕ್ರೀಟ್ ರೋಲರ್ ಮಾಡಿ ತೋಟನ ಹಾಳು ಮಾಡ್ತಾಯಿದ್ದೀರಾ. ನೀವು ಜಸ್ಟು ಮ್ಯಾನೇಜ್ಮೆಂಟ್ ಮಾಡ್ಬೇಕಾದ್ರೆ ಸೋಗೆಡೆ ಮಟ್ಟ ಯಾವುದೇ ಕಾರಣಕ್ಕೂ ಸುಡಬಾರ್ದು, ಇಲ್ಲೇ ಹಾಕಬೇಕು. WDC ಯೂಸ್, ವೇಸ್ಟ್ ಡಿಕಂಪೋಸರ್ಗಳಂತ ಒಂದು ಒಳ್ಳೆ ಪ್ರಾಡಕ್ಟ್ ಐತೆ, ಅದನ್ನು ಯೂಸ್ ಮಾಡಿ. ಮತ್ತು ಬಯೋಫರ್ಟಿಲೈಸರ್ಸ್, ಎರಡನೇದು ನೀವು ಎಷ್ಟೆಷ್ಟು ಲಿಕ್ವಿಡ್ ಬಯೋಫರ್ಟಿಲೈಸರ್ಸ್ನಾರ ಯೂಸ್ ಮಾಡ್ಬೋದು, ಸಾಲಿಡ್ ಬಯೋಫರ್ಟಿಲೈಸರ್ಸ್ ಯೂಸ್ ಮಾಡ್ಬೋದು. ನಾವು ಉದಾಹರಣೆಗೆ ನಾವೇನು ಮಾಡ್ತಾಯಿದ್ದೀವಿ ಅಂದರೆ, ಬೇವಿನಿಂಡಿ ಮತ್ತು ಟ್ರೈಕೋಡರ್ಮಾ ಸೋಡಮಾನಸ್ ಇದನ್ನು ಎನ್ರಿಚ್ ಮಾಡಿ, ಅದ್ರ ಜೊತೆಗೆ ನಮ್ಮಲ್ಲಿ ಲೋಕಲ್ ಏನು ಗೊಬ್ಬರ ಸಿಗುತ್ತೆ ಅದನ್ನು ಎನ್ರಿಚ್ ಮಾಡಿ ತೆಂಗಿಗೆ ಕೊಡ್ತಾಯಿದ್ದೀವಿ. ಅಂದರೆ ನೀವು ಕೊಟ್ಟಿರೋ ಗೊಬ್ಬರನ ಗಿಡ ಕ್ಯಾರಿ ಮಾಡಬೇಕು ಅಂದರೆ ಈ ಬಯೋಫರ್ಟಿಲೈಸರ್ಸ್ಗಳ ಪಾತ್ರ ಅತಿ ಹೆಚ್ಚಿರುತ್ತೆ. ಎರಡನೇ ಸಲ ಅದು ಕೊಡ್ಬೋದು. ಇನ್ನು ಮೇ ಜೂನ್ ನೀವು ಇದನ್ನು ಕೊಟ್ಕೊಂಡ್ರೆ, ಇಲ್ಲ ಸೆಪ್ಟೆಂಬರ್ ಅಕ್ಟೋಬರಲ್ಲಿ ನೀವು ಕೆಮಿಕಲ್ ಫಾರ್ಮಿಂಗನ್ನು ಜೊತೆಲಿ ಮಾಡೋದಾದರೆ ಮೈಕ್ರೋನ್ಯೂಟ್ರಿಯೆಂಟ್ಸ್ಗಳು ಕೊಡ್ಬೋದು. ಇವತ್ತು ಸೆಕೆಂಡ್ರಿ ನ್ಯೂಟ್ರಿಯೆಂಟ್ಸು, ಮೈಕ್ರೋನ್ಯೂಟ್ರಿಯೆಂಟ್ಸ್ ಅವಶ್ಯಕತೆ ಜಾಸ್ತಿ ಇರುತ್ತೆ. ಆ ಸೆಕೆಂಡ್ರಿ ಮತ್ತು ಮೈಕ್ರೋನ್ಯೂಟ್ರಿಯೆಂಟ್ಸ್ನ ಕೆಮಿಕಲ್ ಫಾರ್ಮಲ್ಲೂ ಕೊಡ್ಬೋದು. ಈ ಥರ ನೀವು ಮ್ಯಾನೇಜ್ಮೆಂಟ್ ಮಾಡ್ಕೊಂಡು ಹೋದಾಗ ಕಮ್ಮಿ ಇನ್ವೆಸ್ಟ್ಮೆಂಟ್ ಆಗುತ್ತೆ, ಮತ್ತು ಪ್ರೊಡಕ್ಷನ್ ಕಾಸ್ಟು ಸಹ ಕಮ್ಮಿ ಆಗುತ್ತೆ. ನಿಮ್ಗೆ ಇನ್ವೆಸ್ಟ್ಮೆಂಟ್ ಕಮ್ಮಿ ಮಾಡಿ ಉತ್ಪಾದನೆ ಜಾಸ್ತಿ ಮಾಡ್ಕೋಬೋದು. ಈಗ ಈ ಥರ ನಿಮ್ಗೆ ಮಾಡೋದ್ರಿಂದ ನಿಮ್ದು ಏನು ಇನ್ವೆಸ್ಟ್ಮೆಂಟೇ ಇರಲ್ಲ ಇಲ್ಲಿ. ಮತ್ತು ಇನ್ನೊಂದು ಜೊತೆಗೆ ಈಗ ಇಂಟರ್ ಕ್ರಾಪ್ ಮಾಡ್ಕೊಂಡಾಗ ನಿಮ್ಗೆ ಇನ್ನೊಂದು ಅಡಿಷನಲ್ ಆದಾಯ ಬರುತ್ತೆ. ಈಗ ನಮ್ಮಲ್ಲಿ ನಮ್ಮ ತೋಟದಲ್ಲಿ ನೋಡ್ಬೋದು ನೀವು, ನಾವು ಬಾಳೆನ ಹಾಕಿದ್ದೀವಿ ಬಟ್ ಕಿತ್ತಿಲ್ಲ. ಕಾರಣ ಏನಂದರೆ ನಮಗದು ಅಲ್ಲೊಂದು ಇಲ್ಲೊಂದು ಬಿಟ್ಕೊಂಡಿದ್ದೀವಿ, ಅಲ್ಲೊಂದು ಇಲ್ಲೊಂದು ಮಾತ್ರ ಬಾಳೆ ಇದೆ. ಅಂದರೆ ಅದು ನಾಲ್ಕು ನಾಲ್ಕನೇ ಬೆಳೆ ಬಾಳೆ. ನಿಮಗೆ ಒಂದು ಬಾಳೆ ಒಂದು ಗಾದೆ ಇದೆ ಸರ್, ಏನಂದರೆ ಬಾಳೆಯಲ್ಲಿ ತೋಟ ಮಜ್ಜಿಗೆಯಲ್ಲಿ ಊಟ ಎರಡೂ ಒಂದೇ ಅಂತೆ. ನಿಮಗೆ ತೋಟ ಹಚ್ಚ ಹಸಿರಾಗಿ ಕಾಣಬೇಕು ಅಂದರೆ ನಿಮ್ಮ ತೋಟದಲ್ಲಿ ಇಂಟರ್ಕ್ರಾಪ್ ಇರಲೇಬೇಕು. ಬಾಳೆ ಈಗ ನಮ್ಮ ಹಳ್ಳಿಗಳಲ್ಲಿ ಏನಾಗ್ತೈತೆ ಅಂದರೆ ನಿಮ್ಮ ಹತ್ರ ಬೋರ್ ಇರುತ್ತೆ, ತೋಟ ಇರುತ್ತೆ, ಬಾಳೆಹಣ್ಣು ತರಕ್ಕೆ ಮಾತ್ರ ಮಾರ್ಕೆಟ್ಗೆ ಹೋಗ್ತೀರಿ. ಇದು ಹೋಗಬೇಕು, ನಿಮ್ಮ ತೋಟಗಳಲ್ಲಿ ಕಂಪಲ್ಸರಿ ಬಾಳೆ ಇರಬೇಕು. ಬಾಳೆ ಇಲ್ಲಿ ತೋಟ ಮಜ್ಜಿಗೆಲ್ ತೋಟ ಎರಡೂ ಒಂದೇ, ಅದು ಫುಲ್ಫಿಲ್ ಆಗಲ್ಲ. ಹಾಗಾಗಿ ನೀವು ಇಂಟರ್ಕ್ರಾಪ್ ಮಾಡ್ಕೊಳ್ಳಿ. ಈ ಎಡಮಟ್ಟೆ ಸೋಗೆಗಳನ್ನೆಲ್ಲೂ ಸಹ ಟ್ರೆಂಚ್ ಹೊಡೆದು ನಾವು ಸಹ ಮಾಡ್ಬೋದು. ನಾವೇನಂದರೆ ನಮ್ಗೆ ಅವಶ್ಯಕತೆ ಇಲ್ಲ ಅಂದ್ಬಿಟ್ಟು ಎಕ್ಸ್ಟ್ರಾ ಇನ್ವೆಸ್ಟ್ಮೆಂಟ್ ಬೇಡ ಅಂದ್ಬಿಟ್ಟು ನಾವು ಒಂದು ಕಡೆಯಿಂದ ಅದನ್ನು ಹಾಗೆ ಹಾಕಿದ್ವಿ. ಅಂದರೆ ಕೆಲವು ಜನ ಏನು ಮಾಡ್ತಾರೆ, ಇಲ್ಲ ನಮಗೆ ಮೇವಿನ ಮೇವಿಗೋಸ್ಕರ ನಾವು ತೋಟಗಳಲ್ಲಿ ಉಳುಮೆ ಮಾಡಿಸ್ತೀವಿ ಅನ್ನೋರು ಇದ್ದಾರೆ. ಬಟ್ ನೀವು ಮೇವಿಗೋಸ್ಕರ ಮಾಡಿಸಿ ತಪ್ಪೇನಿಲ್ಲ. ಅದರಲ್ಲಿ ಕೆಲವೊಂದು ಮಲ್ಟಿ ಕಟ್ಟರ್ಸ್ ಬಂದವೆ, ಅಂದರೆ ನಿಮಗೆ ಒಂದ್ಸಲಿ ಬಿತ್ತನೆ ಮಾಡಿದ್ರೆ ನಿಮ್ಗೆ 10 ವರ್ಷ ಸಹ 5 ವರ್ಷ ಒಂದೇ ಕಂಟಿನ್ಯೂಸ್ ಕಟ್ಟಿಂಗ್ಸ್ ಬರೋ ಅಂಥ ಮೇವ್ ಫೋಡೋ ಸೀಡ್ಸ್ಗಳಿವೆ. ಅವನ್ನು ಯೂಸ್ ಮಾಡ್ಕೊಂಡಾಗ ನಿಮ್ಗೆ ಉಳುಮೆ ಮಾಡೋದು ಕಮ್ಮಿ ಆಗುತ್ತೆ, ಮತ್ತು ಇನ್ವೆಸ್ಟ್ಮೆಂಟ್ ನಿಮಗೆ ಉಳುಮೆ ಮಾಡೋ ಖರ್ಚು ಉಳಿಯುತ್ತೆ, ಗೊಬ್ಬರ ಹಾಕೋದು ಖರ್ಚು ಉಳಿಯುತ್ತೆ. ಈ ಥರ ಒಂದು ಪ್ರಾಪರ್ ಮ್ಯಾನೇಜ್ಮೆಂಟ್ ಕೊಡಿದಾಗ ತೆಂಗು ಅತ್ಯಂತ ಲಾಭದಾಯಕವಾದ ಬೆಳೆ ಅನ್ನೋದು ಎರಡನೇ ಮಾತಿಲ್ಲ.
3: ಓಕೆ ಕಿರಣ್ ಅವರೇ, ಹಾಗಾದರೆ ನಿಮ್ಮ ತೋಟದಲ್ಲಿ ಎಷ್ಟು ತೆಂಗಿನ ಮರಗಳಿವೆ?
4: ಸರಿಸುಮಾರು ನಮ್ದು ಈಗ 800-900 ತೆಂಗಿನ ಗಿಡಗಳಿದೆ. ಅದರಲ್ಲಿ 85 ಸರಾಸರಿ 90,000, ಅಂದರೆ 1 ವರ್ಷ 80 ಆಗುತ್ತೆ, 1 ವರ್ಷ 90 ಆಗುತ್ತೆ. ಈ ಯಾಕೆ 80-90 ಅಂತ ನಾನು ಹೇಳ್ತಾ ಇದ್ದೀನಿ ಅಂದರೆ ಇದರಲ್ಲಿ ನಾವು ಮ್ಯಾನೇಜ್ಮೆಂಟ್ ಯಾವ ಥರ ಮಾಡ್ತೀವಿ, ವಾಟರ್ ಮ್ಯಾನೇಜ್ಮೆಂಟ್ ಆಗಿರ್ಬೋದು, ಫರ್ಟಿಲೈಸರ್ ಮ್ಯಾನೇಜ್ಮೆಂಟ್ ಆಗಿರ್ಬೋದು, ಮತ್ತು ಓವರಾಲ್ ಮ್ಯಾನೇಜ್ಮೆಂಟ್. ತೆಂಗು ಒಂದು ಅತ್ಯಂತ ಹೆಚ್ಚು ಪೋಷಕಾಂಶ ಕೇಳೋ ಅಂಥ ಬೆಳೆ ಆಗಿರೋದ್ರಿಂದ ಆ ಮ್ಯಾನೇಜ್ಮೆಂಟ್ಗೆ ಹೋದಾಗ ನಾವು ಸ್ವಲ್ಪ ವೇರಿಯೇಷನ್ ಆಗ್ತಾಯಿರುತ್ತೆ. ಕೆಲವು ಸಲ ಮಳೆಯ ಮೇಲೆ ಅವಲಂಬಿತ ಆಗಿರುತ್ತೆ, ಕೆಲವು ರೋಗಗಳು ಇವರ ಮೇಲೆ ಅವಲಂಬಿಸ್ಕೊಂಡು ಬೆಳೆಗಳು ಇಳುವರಿ ನಮಗೆ ಸಿಗ್ತಾಯಿದೆ. ಆದರೆ ತೆಂಗನ್ನೇ ಏನಕ್ಕೆ ಪ್ರಮುಖವಾಗಿ ಒಂದು ಕಮರ್ಷಿಯಲ್ ಕ್ರಾಪ್ ಆಗಿ ಯಾಕೆ ನಾವು ಬೆಳಿಬೇಕು ಅಂದರೆ, ಇವತ್ತು ತೆಂಗು ಅದು ಹೆಸರು ಹೇಳ್ದಂಗೆ ಕಲ್ಪವೃಕ್ಷನೇ. ಅದ್ರದ್ದು ಯಾವುದೇ ಸಹ ವಸ್ತುಗಳು ಸಹ ಒಂದೂ ಸಹ ವೇಸ್ಟ್ ಆಗದಲೇ ಇರೋಂಥದ್ದು, ಮತ್ತು ಪ್ರತಿಯೊಂದು ಅದು ಏನು ತೆಂಗಿನ ಉತ್ಪಾದನೆಗಳು ಬರ್ತಾಯಿದೆ ಅದೆಲ್ಲವೂ ಸಹ ನಮಗೆ ಕ್ಯಾಶ್ ಕ್ರಾಪ್ ಆಗಿ ಕನ್ವರ್ಟ್ ಆಗುತ್ತೆ, ಕ್ಯಾಶ್ ಕೊಡುವಂಥ ಕ್ರಾಪು. ಆಮೇಲೆ ಇತ್ತೀಚೆಗೆ ಏರಿಯಾನೂ ಸಹ ಅಷ್ಟೇ ವಿಸ್ತರಣೆ ಆಗ್ತಾಯಿದೆ. ಮೊದಲೆಲ್ಲ ತೆಂಗು ಅಂದರೆ ಮೇಜರ್ ಆಗಿ ದಕ್ಷಿಣ ಕನ್ನಡಕ್ಕೆ ಬಂದರೆ ದಕ್ಷಿಣ ಕನ್ನಡ ತುಮಕೂರು ಜಿಲ್ಲೆ ಹಾಸನ್ ಮಾತ್ರ ಒಂದು ತೆಂಗಿನ ಪ್ರಧಾನವಾಗಿ ಬೆಳೆಯುವಂಥ ಜಿಲ್ಲೆಗಳಾಗಿದ್ದು, ಇವತ್ತು ಬೆಂಗಳೂರು ಗ್ರಾಮಾಂತರ, ಬೆಂಗಳೂರು, ಚಿಕ್ಕಬಳ್ಳಾಪುರ, ಕೋಲಾರದಲ್ಲೂ ಸಹ ಎಕ್ಸ್ಟೆನ್ಷನ್ ಆಗ್ತಾಯಿದೆ, ಚಿತ್ರದುರ್ಗನೂ ಎಕ್ಸ್ಟೆನ್ಷನ್ ಆಗಿದೆ. ಕಾರಣ ಏನಂದರೆ ಇದು ಎಲ್ಲ ಕಡೆಯೂ ಬೆಳಿಬಹುದು ಅಂತ ಇವತ್ತು ನೀರಾವರಿ ಪದ್ಧತಿಗಳನ್ನ ಅಳವಡಿಸ್ಕೊಂಡು ಅದು ಪ್ರೂವ್ ಆಗಿದೆ. ನಮ್ದು ಆ್ಯಕ್ಚುಲಿ ಪೊಟೆನ್ಷಿಯಲ್ ಇರೋದು 150 ತೆಂಗಿನಕಾಯಿ ತೆಗಿಬೇಕು ಅನ್ನೋದು ಇವನು ಆ್ಯಸ್ ಪರ್ ರಿಸರ್ಚಲ್ಲಿ ಹೇಳುತ್ತೆ. ಬಟ್ ನಾವಿವತ್ತು ಸರಾಸರಿ ಕರ್ನಾಟಕದಲ್ಲಿ 60% ಒಂದು ಮರಕ್ಕೆ 60-70 ಮಾತ್ರ ತೆಂಗಿನ ಉತ್ಪಾದನೆ ಮಾಡ್ತಾಯಿದ್ದೀವಿ. ಈ ಕಾರಣ ಯಾಕೆ ಇಷ್ಟೊಂದು ಇಳುವರಿ ಕಮ್ಮಿ ಆಗಿದೆ ಅಂದರೆ ಪ್ರಾಪರ್ ಮ್ಯಾನೇಜ್ಮೆಂಟ್ ಇಲ್ಲ. ತೆಂಗಲ್ಲಿ ಪ್ರಾಪರ್ ಮ್ಯಾನೇಜ್ಮೆಂಟ್ ಮಾಡಿದ್ರೆ ಮಾತ್ರ ನಮಗೆ ಒಳ್ಳೆ ತೆಂಗಿನಲ್ಲಿ ಫಸಲು ಸಿಗೋಕ್ಕೆ ಸಾಧ್ಯ.
3: ಓಕೆ ಕಿರಣ್ ಅವರೇ, ಸೊ ಕಿರಣ್ ಅವ್ರು ಹೇಳ್ತಾ ಇದ್ದಾರೆ ಪ್ರಾಪರ್ ಮ್ಯಾನೇಜ್ಮೆಂಟ್ ಇದ್ದರೆ ಮಾತ್ರನೇ ತೆಂಗಿನಲ್ಲಿ ಉತ್ತಮ ಆದಾಯ ಗಳಿಸೋದಕ್ಕೆ ಸಾಧ್ಯ ಅಂತ ಹೇಳಿ. ಹಾಗೆ ಕಲ್ಪವೃಕ್ಷ ಅಂತ ಹೇಳೋದಕ್ಕೆ ಕಾರಣ, ಸೊ ಅದರಲ್ಲಿ ಒಂದು ಕೂಡ ವೇಸ್ಟೇಜ್ ಅಂತ ಅನ್ನೋದು ಇರೋದೇ ಇಲ್ಲ ಅಂತ ಹೇಳಿ ಹೇಳ್ತಾ ಇದ್ರು. ಸೊ ಹಾಗಾಗಿ ಈ ತೆಂಗಿನ ಬೆಳೆಯನ್ನು ಮಾಡಿದಂಥವ್ರಿಗೆ ಯಾವತ್ತೂ ಕೂಡ ಲಾಸ್ ಆಗಲ್ಲ ಅಂತಲೇ ಹೇಳ್ಬೋದು. ಯಾಕೆಂತಂದರೆ ತೆಂಗಿನಿಂದ ಹಲವಾರು ರೀತಿಯ ಉಪಯೋಗ ಇದೆ. ಹಾಗೆ ಇದನ್ನು ಕೃಷಿ ಮಾಡೋದ್ರ ಜೊತೆಯಲ್ಲಿ ಮನಸ್ಸಿಗೆ ಒಂದು ರೀತಿಯ ಖುಷಿಯನ್ನು ಕೂಡ ಕೊಡುತ್ತೆ ಅಂತಲೇ ಹೇಳ್ಬೋದು. ಹಾಗಾದರೆ ಕಿರಣ್ ಅವ್ರ ಜೊತೆಗೆ ಈ ತೆಂಗಿನ ಕೃಷಿಯನ್ನು ಯಾವ ರೀತಿಯಲ್ಲಿ ಮಾಡಬೇಕು, ಹಾಗೆ ಪ್ರಾಪರ್ ಮ್ಯಾನೇಜ್ಮೆಂಟ್ ಅಂದರೆ ಯಾವ ರೀತಿಯಲ್ಲಿ ಇರಬೇಕು ಅನ್ನೋದ್ರ ಬಗ್ಗೆ ಅವ್ರ ಹತ್ರ ಮಾತಾಡೋಣ. ಅದಕ್ಕೂ ಮುಂಚೆ ಇವತ್ತಿನ ಕಾರ್ಯಕ್ರಮದಲ್ಲಿ ಇನ್ನೊಂದು ಸೂಪರ್ ಆಗಿರುವಂತಹ ಹಾಡನ್ನು ಕೇಳ್ಕೊಂಡು ವಾಪಸ್ ಬನ್ನಿ. ಕಾರ್ಯಕ್ರಮ ಮುಂದುವರೈತೆ. ನಾನು ಆರ್ ಜೆ ಶ್ರೀಧರ್, ಇದು ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ ನಾಡಿ ಎಫ್ ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದಲ್ಲಿ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಓಕೆ, ವೆಲ್ಕಮ್ ಬ್ಯಾಕ್. ನೀವೀಗ ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.1 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ. ನಮ್ಮ ಬಾನುಲಿ, ನಾನು ಆರ್ಜೆ ಶ್ರೀಧರ್. ಇದು ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಮಾತಾಡ್ತಿದ್ದ ಹಾಗೆ ಇವತ್ತು ಕಿರಣ್ ಅವರು ಅವರ ತೆಂಗಿನ ಕೃಷಿಯ ಬಗ್ಗೆ ಮಾತಾಡ್ತಾ ಇದ್ರು. ಹಾಗೆ ಇವರ ಕೃಷಿಯಲ್ಲಿ ಸಾವಯವ ಪದ್ಧತಿನ ಅಳವಡಿಸ್ಕೊಂಡು ಇಂಟರ್ಕ್ರಾಪಲ್ಲಿ ಅಡಿಕೆ, ಬಾಳೆ, ಹಾಗೆ ಬೇರೆ ಬೇರೆ ಬೆಳೆಗಳನ್ನು ಕೂಡ ಮಾಡ್ಕೊಳ್ತಾ, ಮಾವು, ಕುರಿ ಸಾಕಾಣಿಕೆ, ಆಡು ಸಾಕಾಣಿಕೆ, ಕೋಳಿ ಸಾಕಾಣಿಕೆಯನ್ನು ಕೂಡ ಮಾಡ್ಕೊಳ್ತಾ ಇದ್ದಾರೆ. ಸೊ ಇದೆಲ್ಲದರಲ್ಲಿ ಖುಷಿಯನ್ನು ಕಾಣ್ತಾ ಇರುವಂತಹ ಇವರು ಇವರ ಕೃಷಿಯನ್ನು ಯಾವ ರೀತಿಯಲ್ಲಿ ಮ್ಯಾನೇಜ್ ಮಾಡ್ತಾ ಇದ್ದಾರೆ, ಸೊ ಇವರ ತೋಟವನ್ನು ಯಾವ ರೀತಿಯಲ್ಲಿ ಮ್ಯಾನೇಜ್ ಮಾಡ್ತಾ ಇದ್ದಾರೆ, ಇದೆಲ್ಲದರ ಬಗ್ಗೆ ಅವ್ರ ಜೊತೆಯಲ್ಲಿ ಮಾತಾಡೋಣ. ಸೊ ಕಿರಣ್ ಅವರೇ, ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ ನಿಮಗೆ. ಕಿರಣ್ ಅವರೇ, ಈಗ ಯಾವ ರೀತಿಯಲ್ಲಿ ತೆಂಗಿನ ಆಯ್ಕೆ ಮಾಡಬೇಕಾಗತ್ತೆ, ಯಾವ ರೀತಿ ತೆಂಗಿನ ತೋಟವನ್ನು ಮ್ಯಾನೇಜ್ ಮಾಡಬೇಕಾಗತ್ತೆ, ಅದ್ರ ಬಗ್ಗೆ ಹೇಳ್ಬೋದಾ?
3: ಮೊದಲನೇದು, ನಾನು ಈಗ ತೆಂಗಿನ ಯಾವ ಥರ ಮ್ಯಾನೇಜ್ಮೆಂಟ್ ಮಾಡಬೇಕು, ಯಾವ ಥರ ಸಸಿಗಳನ್ನ ಆಯ್ಕೆ ಮಾಡಬೇಕು ಅನ್ನೋದು ಹೇಳ್ಕೊಂಡು ಹೋಗ್ತೀನಿ. ನಾವು ತೆಂಗಿನ ಫಸ್ಟ್ ಆಯ್ಕೆ ಮಾಡಬೇಕಾದ್ರೆ ಸುಮಾರು ನಾವು ಫೇಲ್ ಆಗ್ತಾ ಇದ್ದೀವಿ. ಕಾರಣ ಏನಂದರೆ, ಬಾಯಿಂದ ಬಾಯಿಗೆ ತಪ್ಪು ಮಾಹಿತಿಗಳು ಸ್ಪ್ರೆಡ್ ಆಗ್ತಾ ಇದೆ. ನೀವು 70 ವರ್ಷದ ಹಳೆ ಮರದ ಸಸಿ ಹಾಕ್ರಿ, 80 ವರ್ಷದ ಮರದ ಹಾಕ್ರಿ, 100 ವರ್ಷದ ಮರಗಳದ ಬೀಜನ ಆಯ್ಕೆ ಮಾಡಿ ಆ ತಾಯಿ ಮರದ ಬೇರೆ ತಾಯಿ ಮರದ ಬೀಜನ ಆಯ್ಕೆ ಮಾಡ್ಕೊಳಕ್ಕೆ ಹೋಗ್ತೀವಿ. ಮದರ್ ಪ್ಲ್ಯಾಂಟ್ನ ನೀವು ಮದರ್ ಪ್ಲ್ಯಾಂಟ್ನಲ್ಲೇ ಫಸ್ಟ್ ಇಡುತ್ತೀರಾ, ಅದು ನಾವು ಇವಾಗ ನಾವು ಕಣ್ಣರನ್ನು ಸಹ ನೋಡಿದ್ದೀವಿ. ಯಾಕೆಂದರೆ ಮದರ್ ಪ್ಲ್ಯಾಂಟ್ನ ನಾವು ಆಯ್ಕೆ ಮಾಡಬೇಕಾದ್ರೆ ಮಧ್ಯವಯಸ್ಕ ಮರಗಳನ್ನ ಆಯ್ಕೆ ಮಾಡ್ಕೋಬೇಕು. 40-50 ಇಯರ್ಸ್ ರೇಂಜ್ ಏನಿದೆ ಅದರಲ್ಲೂ ಸಹ ರೋಗಮುಕ್ತ ತೋಟ ಮತ್ತು ಪ್ರಾಪರ್ ಮ್ಯಾನೇಜ್ಮೆಂಟ್ ಮಾಡಿರೋ ತೋಟಗಳಿಂದ ತಾಯಿ ಮರಗಳನ್ನ ಆ 40-50 ವರ್ಷದ ಮರಗಳನ್ನ ನಾವು ಆಯ್ಕೆ ಮಾಡಿಕೊಂಡು ಸಸಿ ಮಡಿಗಳನ್ನ ಒಂದು ನಿರ್ದಿಷ್ಟವಾದ ಜಾಗದಲ್ಲಿ ಪ್ರಾಪರಾಗಿ ಪಾಲಿಬ್ಯಾಗ್ನಲ್ಲಾಗಲಿ ಇಲ್ಲ ನಾವೇನು ಟ್ರೆಡಿಷನಲ್ ಮೆಥಡ್ ಹೇಳ್ತೀವಿ ಆ ಟ್ರೆಡಿಷನಲ್ ಮೆಥಡ್ನಲ್ಲಿ ನಾವು ಆಯ್ಕೆ ಮಾಡಿಕೊಂಡು ಸಸಿ ಮಡಿಗಳನ್ನ ಮಾಡ್ಕೋಬೇಕು. ಬಿಲೋ 18 ಮಂತ್ಸ್ ಅಂದರೆ 18 ತಿಂಗಳಿಗಿಂತ ಕೆಳಗಡೆ ನಾವು ಆ ಸಸಿಗಳು ಏನು ಬರ್ತವೆ ಆ ಸಸಿಗಳನ್ನ ನಾವು ನಾಟಿ ಮಾಡಬೇಕು. ಅಂಥ ಸಸಿಗಳನ್ನ ನಾವು ನಾಟಿ ಮಾಡಿದಾಗ ಅವು ಉತ್ಕೃಷ್ಟವಾಗಿ ಬೆಳೆಯೋಕ್ಕೆ ಶುರುವಾಗ್ತವೆ. ನಮ್ಮಲ್ಲಿ ಕೆಲವು ಒಂದು ತಪ್ಪು ಭಾವನೆಗಳು ರೈತರುಗಳಿದೆ. 2 ವರ್ಷದ ಸಸಿ ಹಾಕಬೇಕು, 3 ವರ್ಷದ ತೆಂಗಿನ ಸಸಿಗಳನ್ನ ಹಾಕಬೇಕು ಅಂತ ದೊಡ್ಡ ದೊಡ್ಡ ಸಸಿಗಳು ತಗೊಂಡು ಹೋಗ್ತಾರೆ. ಅದು ತಪ್ಪು. ಆ ರೀತಿ ಸಸಿಗಳನ್ನ ನೀವು ತಗೊಂಡೋಗಿ ಹಾಕಿದಾಗ ತಿರ್ಗಾ ಆ ಸಸಿಗಳು ಕುಗ್ಗಿ ತಿರ್ಗಾ ಅವು ತಿರ್ಗಾ ಹೊಸದಾಗಿ ಬೇರುಗಳನ್ನ ಬಿಟ್ಕೊಂಡು ಮತ್ತು ಹೊಸದಾಗಿ ಅವು ಚೈತನ್ಯ ತಗೊಂಡು ಬೆಳೆಯೋದು ಲೇಟ್ ಆಗುತ್ತೆ. ಹಾಗಾಗಿ ನೀವು 18 ತಿಂಗಳುಗಳಿಂದ ಕೆಳಗಡೆ ಇರೋಂಥ ಮ್ಯಾಕ್ಸಿಮಮ್ 12-18 ಮಂತ್ಸ್ ಪ್ಲ್ಯಾಂಟ್ಸ್ ಏನಿದೆ ಅದನ್ನು ನೀವು ನಾಟಿಗೆ ಸೂಕ್ತ ಆ ತೆಂಗಿನ ಗಿಡಗಳು. ನಾವು 2ನೇ ಸ್ಟೇಜಿಗೆ ಬಂದರೆ ಗುಂಡಿ ನೀವು 2x2 ಫೀಟ್ ಇಟ್ಕೋಬೋದು. ಒಂದು ಗಾದಿ ಇದೆ, ತೆಂಗಿನ ತೇಲ್ ಸಾಕು ಬಾಳೆನ ಬಗ್ದಾಕು ಅಂತ. ಅದನ್ನು ನಾವು ಹಿರಿಯರು ಏನು ಮಾಡಿದ್ದಾರೆ ಅದನ್ನು ಆ್ಯಕ್ಚುಲಿ ಅದು ಕರೆಕ್ಟ್. ಅದು ನಾವು ಯಾವತ್ತೂ ತೆಂಗಿನ ಮೇಲೆ ಇಡಬೇಕು, ಗುಂಡಿ ತೆಗೆದು ಗುಂಡಿಗಳಿಗೆ ಗೊಬ್ಬರ ಆಗಿರ್ಬೋದು, ಬೇವಿನಿಂಡಿ, ಟ್ರೈಕೋಡರ್ಮಾ ಸೋಡೋಮೊನಾಸ್, ವ್ಯಾಮ್, ಇವತ್ತೆಲ್ಲರಿಗೂ ಬಯೋಫರ್ಟಿಲೈಸರ್ಸ್ಗಳ ಬಗ್ಗೆ ಗೊತ್ತು. ಆ ಒಂದು ಆ ಬಯೋಫರ್ಟಿಲೈಸರ್ಸ್ ವಿಷಯಗಳನ್ನ ತಿಳ್ಕೊಂಡು ಅದರದ್ದು ಏನೇನು ಉಪಯೋಗ ಆಗುತ್ತೆ ಅದರಿಂದ ಅಂತ ಆ ಒಂದು ಬಯೋಫರ್ಟಿಲೈಸರ್ಸ್ಗಳನ್ನ ಯೂಸ್ ಮಾಡಬೇಕು. ಎಸ್ಪೆಷಲಿ ನೀವು ಗುಂಡಿಗಳನ್ನ ತೆಗೆದಾಗ ಮನೆ ಗೊಬ್ಬರಗಳ ಜೊತೆ ಟ್ರೈಕೋಡರ್ಮಾ ಸೋಡೋಮೊನಾಸ್ ವ್ಯಾಮ್ ಈ ಒಂದು ಜೈವಿಕ ಗೊಬ್ಬರಗಳನ್ನ ಮಿಶ್ರಣ ಮಾಡಿ ಅದನ್ನು ಎನ್ರಿಚ್ ಮಾಡಿ ಬೇವಿನಿಂಡಿ ಜೊತೆಗೆ ಮಿಶ್ರಣ ಮಾಡಿ ನೀವು ಗುಂಡಿಗೆ ತುಂಬಿ ಅದ್ರ ಮೇಲೆ ಮಣ್ಣು ಎಳೆದು ಅದ್ರ ಮೇಲೆ ನೀವು ತೆಂಗಿನ ಸಸಿನ ಇಟ್ಟು ಪೋಷಣೆ ಮಾಡಬೇಕು. ಇದು ಮೊದಲನೇದು ನೀವು ತೆಂಗಿನ ಸಸಿ ನಾಟಿ ಮಾಡ್ತೀರ. ತೆಂಗಿನ ಸಸಿ ನೀವು ನಾಟಿ ಮಾಡೋಕೆ ಹೋದಾಗ ನಮ್ಮಲ್ಲಿ ಒಂದು ತಿಳುವಳಿಕೆ ಏನಿದೆ, ತೆಂಗು ಅಂದರೆ ಅದಕ್ಕೆ ನಿರ್ದಿಷ್ಟವಾದ ವೆರೈಟಿನೇ ನಮಗೆ ಗೊತ್ತಿರಲ್ಲ. ಆ್ಯಕ್ಚುಲಿ ಬರೀ ತಿಪ್ಟೂರು ಟಾಲ್ ಅಂತೀವಿ. ತಿಪ್ಟೂರು ಟಾಲಲ್ಲಿ ಆ್ಯಕ್ಚುಲಿ ಅದೊಂದು ರೀಜನ್ ಏರಿಯಾ ಒಂದು ತಿಪ್ಟೂರು ಭಾಗದ ತೆಂಗಿನ ನಾವು ತಿಪ್ಟೂರು ಟಾಲ್ ಅಂತ ಕನ್ಸಿಡರ್ ಮಾಡಿದ್ದೀವಿ. ಬಟ್ CPCRI ಮತ್ತು ನಮ್ಮದು ಏನು ಕೊಕೊನಟ್ ಜೀನ್ ಬ್ಯಾಂಕ್ ಕಾಸರಗೋಡು ಅಲ್ಲಿ 135 ತೆಂಗಿನ ಪ್ರಭೇದಗಳು ತೆಂಗಿನ ಸಿಗ್ತವೆ. ನೀವು ಈ ಪ್ರಭೇದಗಳಲ್ಲಿ ನಿಮಗೆ ನಿಮ್ಮ ಹವಾಗುಣಕ್ಕೆ ನಿಮಗೆ ಯಾವುದು ಉತ್ಪಾದನೆ ಉದಾಹರಣೆ ತೆಂಗಿಗೆ ಹೋದರೆ ಎಳ್ನೀರಿಗೆ ಬೇರೆ, ಕೊಬ್ಬರಿಗೆ ಬೇರೆ, ಈ ಥರ ಈ ಕಲ್ಪ ಕೀರ ಇದೆ, ಕೀರ ಶಂಕರ ಇದೆ, ತಿಪ್ಟೂ ಟಾಲ್ ಇದೆ, ಆಮೇಲೆ ಡ್ವಾರ್ಫ್ ವೆರೈಟೀಸ್ D×T ಇದೆ, ಡ್ವಾರ್ಫ್ ಇಂಟು ಟಾಲ್, ಇಂಥ ನೀವು ಯಾವ ವೆರೈಟಿನ ನೀವು ಸೂಕ್ತವಾಗಿ ನಿಮಗೆ ಬೇಕು ಆ ಜಾಗಕ್ಕೆ ಆಯ್ಕೆ ಮಾಡ್ಕೊಂಡು ನೆಕ್ಸ್ಟು ನೀವು ನಾಟಿ ಮಾಡ್ಕೋಬೇಕು. ಕೆಲವೊಂದು ರೈತರು ಒಳ್ಳೆ ರೈತರ ಹತ್ರನೂ ಸಹ ಸಸಿಗಳು ಸಿಗ್ತವೆ. ನಿಮಗೆ CPCRI ಸಸಿಗಳು ಕೊಡ್ತಾರೆ, ಕೊಕರನ್ ಡೆವಲಪ್ಮೆಂಟ್ ಬೋರ್ಡ್ಗಳು ಸಸಿಗಳು ಕೊಡ್ತಾರೆ. ಇವನ್ನು ನೀವು ಆಯ್ಕೆ ಮಾಡ್ಕೊಂಡು ಸಸಿಗಳನ್ನ ನಾಟಿ ಮಾಡ್ಕೊಂಡಾದ್ಮೇಲೆ ಮ್ಯಾನೇಜ್ಮೆಂಟ್ಗೆ ಹೋಗ್ಬೇಕಾಗತ್ತೆ.
2: ಓಕೆ ಕಿರಣ್ ಅವರೇ, ಸೊ ಹಾಗಾದರೆ ನಿಮ್ಮ ಜೊತೆ ಮಾತನ್ನು ಮುಂದುವರಿಸ್ತೀನಿ. ಅದಕ್ಕೂ ಮುಂಚೆ ಇವತ್ತಿನ ಕಾರ್ಯಕ್ರಮದಲ್ಲಿ ಇನ್ನೊಂದು ಪುಟ್ಟ ವಿರಾಮವನ್ನು ತಗೊಂಡು ವಾಪಸ್ ಮಾಡೋಣ. ಸೊ ಕೇಳಿದರೆ ಇವತ್ತಿನ ಕಾರ್ಯಕ್ರಮದಲ್ಲಿ ಕಿರಣ್ ಅವರು ಮಾತಾಡ್ತಿದ್ದ ಹಾಗೆ ಈ ತೆಂಗು ಕೃಷಿಯನ್ನು ಮಾಡುವಾಗ ಏನೆಲ್ಲ ವಿಚಾರಗಳನ್ನು ನಾವು ಗಮನದಲ್ಲಿ ಇಟ್ಕೋಬೇಕಾಗತ್ತೆ, ಹಾಗೆ ತೆಂಗು ಕೃಷಿಯನ್ನು ಮಾಡೋಕ್ಕೂ ಮುಂಚೆ ಸೊ ನಾವು ಪ್ರಾಪರಾಗಿ ಯಾವ ರೀತಿ ಅದನ್ನು ಮ್ಯಾನೇಜ್ ಮಾಡುತ್ತೀವಿ ಅನ್ನೋದ್ರ ಬಗ್ಗೆ ಕೂಡ ತಿಳ್ಕೊಬೇಕಾಗತ್ತೆ. ಮತ್ತು ಸಸಿಗಳನ್ನು ಆಯ್ಕೆ ಮಾಡೋದು ಕೂಡ ಅಷ್ಟೇ ಮುಖ್ಯ ಆಗುತ್ತೆ. ಯಾವ್ಯಾವ ರೀತಿಯ ಸಸಿಗಳು ನಮಗೆ ನಮ್ಮ ಹವಾಮಾನಕ್ಕೆ ತಕ್ಕಂತೆ ಆಯ್ಕೆ ಮಾಡ್ಕೋಬೇಕು, ಅದೆಲ್ಲದ್ರ ಬಗ್ಗೆ ತುಂಬಾ ಎಚ್ಚರಿಕೆಯಿಂದ ನಾವು ಆಯ್ಕೆ ಮಾಡಿಕೊಂಡು ಆಮೇಲೆ ಸಸಿಗಳನ್ನು ನಾಟಿ ಮಾಡೋದು ಉತ್ತಮ ಅಂತ ಹೇಳ್ತಾ ಇದ್ರು. ಹಾಗಾದರೆ ನೀವು ಕೂಡ ತೆಂಗು ಕೃಷಿಯನ್ನು ಮಾಡಬೇಕು ಅಂತಾದರೆ ಯಾವ್ಯಾವ ರೀತಿ ಪ್ರಾಪರ್ ವೇನಲ್ಲಿ ಈ ಕೃಷಿಯನ್ನು ಮಾಡಬೇಕು ಅನ್ನೋದ್ರ ಬಗ್ಗೆ ಹತ್ತಿರದ ಇಲಾಖೆಗಳ ಮೂಲಕ ಆಗಲಿ ಅಥವಾ ಕೃಷಿಕ ರೈತರ ಹತ್ರ ಆಗಲಿ ನೀವು ಮಾಹಿತಿಗಳನ್ನ ತಿಳ್ಕೊಳ್ಳೋದು ಒಳ್ಳೇದು ಅಂತ ಅಂದ್ಕೊಳ್ತೀನಿ. ಹಾಗೆ ಕಿರಣ್ ಅವ್ರ ಜೊತೆಗೆ ಮಾತನ್ನು ಮುಂದುವರ್ಸೋಣ. ಅದಕ್ಕೂ ಮುಂಚೆ ಅವತ್ತಿನ ಕಾರ್ಯಕ್ರಮದಲ್ಲಿ ಇನ್ನೊಂದು ಸೂಪರ್ ಆಗಿರುವಂತಹ ಹಾಡನ್ನು ಕೇಳ್ಕೊಂಡು ವಾಪಸ್ ಬಂದ ಕಾರ್ಯಕ್ರಮ ಮುಂದುವರೈತೆ. ನಾನು ಆರ್ಜಿ ಶ್ರೀಧರ್, ಇದು ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ ನಾಡಿ ಬರೋಣ FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಓಕೆ, ವೆಲ್ಕಮ್ ಬ್ಯಾಕ್. ನೀವೀಗ ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.1 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ಆರ್ಜೆ ಶ್ರೀಧರ್, ಇದು ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಮಾತಾಡ್ತಿದ್ದ ಹಾಗೆ ಇವತ್ತು ತುಮಕೂರು ಜಿಲ್ಲೆಯ ತುರುವೇಕೆರೆ ತಾಲೂಕಿನ ಕಿರಣ್ ಅವರ ಜೊತೆನಲ್ಲಿ ಮಾತಾಡ್ತಾ ಇದ್ವಿ. ಹಾಗೆ ಇವರ ತೆಂಗಿನ ಕೃಷಿಯ ಬಗ್ಗೆ ತುಂಬ ಚೆನ್ನಾಗಿ ಮಾಹಿತಿಗಳನ್ನ ತಿಳಿಸ್ಕೊಡ್ತಾ ಇದ್ರು. ಹಾಗೆ ಯಾವ ರೀತಿ ತೆಂಗನ ಆಯ್ಕೆ ಮಾಡ್ಕೋಬೇಕು, ಹವಾಮಾನಕ್ಕೆ ತಕ್ಕಂತೆ ನಾವು ತೆಂಗನ ಆಯ್ಕೆ ಮಾಡಿಕೊಂಡು ಅದನ್ನು ನಾಟಿ ಮಾಡೋದು ಹೇಗೆ ಅನ್ನೋದ್ರ ಬಗ್ಗೆ ಹೇಳ್ತಾ ಇದ್ರು. ಹಾಗೆ ಪ್ರಾಪರ್ ಆಗಿ ನಾವು ಮ್ಯಾನೇಜ್ಮೆಂಟ್ ಮಾಡೋದ್ರ ಮೂಲಕನೇ ನಾವು ಉತ್ತಮವಾದಂತಹ ಆದಾಯವನ್ನು ಇಳುವರಿಯನ್ನು ಪಡೆಯೋದಕ್ಕೆ ಸಾಧ್ಯ ಅಂತ ಕೂಡ ಹೇಳ್ತಾ ಇದ್ರು. ಸೊ ಹಾಗಾದರೆ ಇವಾಗ ಯಾವ ರೀತಿಯಲ್ಲಿ ಮ್ಯಾನೇಜ್ ಮಾಡಬೇಕು ಈ ಒಂದು ತೆಂಗಿನ ಕೃಷಿಯನ್ನು ಮಾಡುವಾಗ ತೆಂಗಿನ ಸಸಿಗಳನ್ನ ಅಂತೇಳಿ ಅವ್ರ ಹತ್ರ ಕೇಳೋಣ. ಮನೆ ಆದರೆ ಕಿರಣ್ ಅವರ ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಕಿರಣ್ ಅವರೇ, ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ ನಿಮಗೆ. ಕಿರಣ್ ಅವರೇ, ಈಗ ನೀವು ಪ್ರಾಪರ್ ಆಗಿ ಒಂದು ಮ್ಯಾನೇಜ್ಮೆಂಟ್ ಮಾಡಬೇಕು ಅನ್ನೋದ್ರ ಬಗ್ಗೆ ಹೇಳ್ತಾ ಇದ್ರಿ. ಹಾಗಾದರೆ ಈಗ ತೆಂಗಿನ ಕೃಷಿಯನ್ನು ನಾವು ಆರಂಭ ಮಾಡಿದ್ದೀವಿ, ನಾಟಿ ಮಾಡ್ತಾ ಇದ್ದೀವಿ ಅಂತಂದಾಗ ಸೊ ಯಾವ ರೀತಿಯ ಮ್ಯಾನೇಜ್ಮೆಂಟ್ನ ಅಗತ್ಯ ಇದೆ ಈ ತೆಂಗಿನ ಕೃಷಿನಲ್ಲಿ, ಅದ್ರ ಬಗ್ಗೆ ಹೇಳ್ಬೋದಾ?
1: ಇವತ್ತು ಬಿತ್ತನೆ ಮಾಡಿದ್ದೀವಿ ನಾವು, ತೆಂಗಿನ ನಾಟಿ ಮಾಡಿದ್ದೀವಿ ಅಂದರೆ ಡೇ ಒನ್ನಿಂದ ನೀವು ಅಂತರ್ಬೆಳೆನ ಪ್ಲ್ಯಾನ್ ಮಾಡ್ಕೋಬೇಕು. ನೀವು ಅಂತರ್ಬೆಳೆ ಪ್ಲ್ಯಾನ್ ಮಾಡ್ಕೊಳಕ್ಕೆ ಹೋದಾಗ ಝೀರೋ ಡೇಸ್ ಅಂದರೆ ಸ್ಟಾರ್ಟಿಂಗ್ ಡೇ ಒನ್ ಡೇಯಿಂದ ಅಪ್ ಟು ನಮಗೆ ಎಷ್ಟು ಸಾಧ್ಯ ಆಗುತ್ತೆ ಅಲ್ಲಿವರೆಗೂ ಸಹ ಅಂತರ್ಬೆಳೆ ಮಾಡ್ಕೊಳ್ಳೋಂಥ ಬೆಳೆಗಳು ಇವತ್ತು ಬೇಜಾನಿದೆ. ಕಾರಣ ಏನಂದರೆ ನಮಗೆ ತಂತ್ರಜ್ಞಾನ ಮುಂದುವರೆದಂಗೆ ನೀರಾವರಿ ಸೌಲಭ್ಯಗಳು ಸಹ ಮುಂದುವರೆದಿದೆ. ಜೊತೆಗೆ ನೀವು ಫ್ಲಡ್ ಇರಿಗೇಷನ್ನ ಮೇಜರಾಗಿ ಫಸ್ಟ್ ತೆಂಗಲ್ಲಿ ಕಮ್ಮಿ ಮಾಡಬೇಕು. ಕಾರಣ ಏನಂದರೆ ನೀವು ಫ್ಲಡ್ ಮಾಡಿದಾಗ ಫಂಗಸ್ಗಳೆಲ್ಲ ಹರಡುತ್ತೆ, ಮತ್ತು ಅನ್ನೆಸೆಸರಿ ವಾಟರ್ನ ನೀವು ಗಿಡಕ್ಕೆ ಕೊಟ್ಟಂಗಾಗುತ್ತೆ. ಗಿಡಕ್ಕೆ ಬೇಕಾಗಿರೋದು ತೇವಾಂಶ, ನೀರನ್ನ ನೀವು ಟ್ಯಾಂಕ್ ಎಲ್ಲ ಬೇಕಾಗಿರೋದು. ಅದಕ್ಕೆ ಜಸ್ಟ್ ಭೂಮಿಗೆ ತೇವಾಂಶ ಇದ್ದರೆ ಸಾಕು, ಅದು ಅಬ್ಸರ್ವ್ ಮಾಡುತ್ತೆ. ಒಂದು ಎರಡನೇದು ನಾವು ಈಗ ಅಂತರ್ಬೆಳೆಗೆ ಬರೋದಾದರೆ ತೆಂಗಿನ ನೀವು ಫಸ್ಟ್ ಬಿತ್ತನೆ ಮಾಡಿದ ಕಾಲದಿಂದ ನೀವು ಮಲ್ಚಿಂಗ್ ಪರ್ಪಸ್ಗೆ ಹೋದರೆ ಅಲಸಂದೆ, ದ್ವಿದಳ ಧಾನ್ಯಗಳು, ಅಪ್ಸೆಣಬು ಇಂಥವುಗಳನ್ನೆಲ್ಲ ಬೆಳ್ಕೋಬೋದು. ಈ ಬೆಳ್ಕೊಳ್ಳೋದ್ರಿಂದ ನಿಮ್ಗೆ ಎರಡು ಅನುಕೂಲ. ಒಂದು, ನೀವು ನಿಮ್ಮದು ತೆಂಗು ಗ್ರೋತ್ ಆಗ್ತಾ ಇರುತ್ತೆ, ಜೊತೆಗೆ ನಿಮ್ದು ಏನು ಇಂಟರ್ಕ್ರಾಪ್ ಮಾಡಿರ್ತೀರ ಆ ಇಂಟರ್ಕ್ರಾಪಿಂದ ನೀವು ಇಂಟಿಗ್ರೇಟೆಡ್ ಫಾರ್ಮಿಂಗಲ್ಲಿ ಸಾಕಾಣಿಕೆಗಳು ಮಾಡಿರ್ತೀರ, ಅದಕ್ಕೂ ಸಾಮೇವ್ ಸಿಗುತ್ತೆ. ಅದು ಉಳ್ಕೊಳ್ಳೋಂಥ ರೆಸಿಡ್ಯೂಸ್ನ ನೀವು ತಿರ್ಗಾ ಭೂಮಿಗೆ ಮಲ್ಚಿಂಗ್ ಮಾಡ್ಬೋದು. ಇದು 3 months ಕ್ರಾಪ್ ಆಯಿತು. ಅದ್ರ ಜೊತೆಗೆ ನೀವು ಕರಿಬೇವು ಮತ್ತು ನುಗ್ಗೆನ ಇವತ್ತು ನೀವು ಹಾಕ್ಕೊಂಡ್ರೆ ನಿಮ್ಗೆ ಅದು 5-6 ವರ್ಷದವರೆಗೂ ಅದು ಸಹ ನಿಮಗೆ ಒಂದು ಎಕ್ಸ್ಟ್ರಾ ಇನ್ಕಮ್ನ ನಿಮ್ಗೆ ಕೊಟ್ಕೊಂಬರ್ತಾರತ್ತೆ. ಈಗ ನಿಮಗೆಲ್ಲ ಗೊತ್ತು ಕರಿಬೇವಿಗೆ ಮತ್ತು ನುಗ್ಗೆಗೆ ಎಷ್ಟು ಡಿಮ್ಯಾಂಡ್ ಇದೆ ಅಂತ. ಇದು ಎನರ್ಜಿಲೂ ಮಾಡ್ಬೋದು ಇದನ್ನೆಲ್ಲ. ಎರಡನೇದು, ಇದು 5 ವರ್ಷ ಆಯಿತು, 6 ವರ್ಷ ಆದಮೇಲೆ ನೀವು ಏನು ಪ್ಲ್ಯಾನ್ ಮಾಡ್ಕೋಬೋದು. ಇವತ್ತು ಬಟರ್ಫ್ರೂಟ್ಗೆ ಸಿಕ್ಕ ಮಾರ್ಕೆಟಲ್ಲಿ ತುಂಬ ಬೇಡಿಕೆ ಇದೆ. ಬಟರ್ಫ್ರೂಟ್ ಮಾಡ್ಬೋದು. ಆ ಬಟರ್ಫ್ರೂಟು ನಿಮ್ಗೆ ಹತ್ತತ್ರ 25 ವರ್ಷ ನಿಮಗೆ ಇನ್ಕಮ್ ಕೊಡೋಕ್ಕೆ ಶುರುವಾಗುತ್ತೆ. ಜೊತೆಗೆ ಕೋಕೋ ಮಾಡ್ಬೋದು. ಕೋಕೋಗೂ ಸಹ ಇವತ್ತು ಕ್ಯಾಂಪ್ಕೋದವರು ಖರೀದಿಗೆ ರೆಡಿ ಇದ್ದಾರೆ. ನೀವು ಇವತ್ತು ಅಲ್ಲಿ ಇಲ್ಲಿಂದ ಬೆಳೆದು ಬಸ್ಗೆ ಹಾಕಿದ್ರೆ ಅವರು ಅದನ್ನ ತೆಗೆದುಕೊಂಡು ನಿಮಗೆ ಪೇಮೆಂಟ್ನ ನಿಮ್ಮ ಅಕೌಂಟ್ಗೆ ಹಾಕೋವಂಥ ವ್ಯವಸ್ಥೆನೂ ಸಹ ಇದೆ. ಹಂಗಾಗಿ ನೀವು ಇಂಟರ್ಕ್ರಾಪ್ ಈ ಥರ ಮಾಡ್ಬೋದು. ಆಮೇಲೆ ಜೊತೆಗೆ ಬಾಳೆ, ನೀವು ಬಾಳೆ ಜೀವನಪುರ ಇಟ್ಕೋಬೋದು. ನೀವು ಎಲ್ಲಿವರೆಗೂ ಇರ್ತೀರ ಅಲ್ಲಿವರೆಗೂ ಬಾಳೆನ ನೀವು ಕಂಪೇರ್ ಮಾಡ್ಕೋಬೋದು. ನಮ್ಮ ಸ್ನೇಹಿತರು ಇದ್ದಾರೆ, ಅವ್ರಿಗೆ 35 ವರ್ಷದ ಬಾಳೆ ಕಂತು ತೋರಿಸಿದ್ರು ನನಗೆ. ಇಲ್ಲಿ ಇಲ್ಲ ಹಾಕಿದ್ರೆ ಹತ್ತತ್ರ 25 ಮೀಟರ್ ದೂರಕ್ಕೆ ಹೋಗಿತ್ತು. ಅಂದರೆ ಅದು ಯಾವತ್ತೂ ಸಹ ಒಂದು ಬಾಳೆ ಅದು ಹೊಸದಾಗಿ ಒಂದು ಕಂದು ಬಂದರೆ ಅದು ಹೊಸ ಜನ್ರೇಷನ್ ಬಾಳೆನೇ ಹೊರತು ಹಳೆ ಕೂಳೆ ಬೆಳೆ ಅಂತ ನಾವು ಅಂತೀವಿ. ಅದು ಕೂಳೆ ಬೆಳೆ ಇಲ್ಲ, ಹೊಸ ಬೆಳೆ ಅಂತ ನಾವು ಕನ್ಸಿಡರ್ ಮಾಡ್ಕೋಬೇಕು. ಹೀಗೆ ನೀವು ತೆಂಗಿನಲ್ಲಿ ಇಂಟರ್ಕ್ರಾಪ್ನ ಇವೆಲ್ಲನೂ ಸಹ ಮಾಡ್ಕೊಂಡು ಹೋಗ್ಬೋದು. ಮೇಜರ್ ಇನ್ನೂ ಸುಮಾರು ಜನ ಮುಂದೆ ಹೋಗಿ ಏಲಕ್ಕಿ ಮಾಡಿದ್ದಾರೆ, ಲವಂಗ ಮಾಡಿದ್ದಾರೆ, ಸ್ಪೈಸಸ್ ಮಾಡಿದ್ದಾರೆ, ಅಡಿಕೆ ಮಾಡಿದ್ದಾರೆ. ಅದೆಲ್ಲ ನಾವು ಎಲ್ಲ ರೈತರು ನಾವು ಪ್ರಯೋಗ ಮಾಡಿ ತೋರಿಸಿದ್ದೀವಿ. ಹಂಗಾಗಿ ನೀವು ಅಂತರ ಬೆಳೆಗಳನ್ನ ಮೇಜರಾಗಿ ಅಡಾಪ್ಟ್ ಮಾಡ್ಕೊಂಡಾಗ ನಿಮಗೆ 5 ವರ್ಷದವರೆಗೂ ಏನು ತೆಂಗು ಬರುತ್ತೆ ಅಲ್ಲಿವರೆಗೂ ನಿಮ್ಗೆ ಈ ಕ್ರಾಪ್ಗಳು ನಿಮ್ಗೆ ಇನ್ಕಮ್ನ ಜನರೇಟ್ ಮಾಡಿಕೊಡ್ತಾ ಇರುತ್ತೆ. ಆಮೇಲೆ ನೀವು ನಿಮಗೆ ಅವು ತೆಂಗು ಮೇಲೆ ಹೋದಾಗ ಯಾವತ್ತೂ ನಾವು ಯಾವ ಥರ ಪ್ಲ್ಯಾನ್ ಮಾಡ್ಕೋಬೇಕು ಬೆಳೆಗಳಂದರೆ ಸನ್ಲೈಟ್ ಮ್ಯಾನೇಜ್ಮೆಂಟ್ನ ನಾವು ಪೂರ್ವಕವಾಗಿ ಬೆಳೆಸ್ಕೋಬೇಕು. ಅಂದರೆ ತೆಂಗು ಮೇಲೆ ಹೋಗ್ತಾ ಕೆಳಗಡೆ ಭಾಗದ ಸನ್ಲೈಟ್ಸ್ ಎಲ್ಲನೂ ಸಹ ಸಣ್ಣ ಶಾರ್ಟ್ ಕ್ರಾಪ್ಗಳಿಗೆ ಅದು ಸನ್ಲೈಟ್ ಬೀಳೋ ಥರ ಮಾಡ್ಕೋಬೇಕು. ಕೆಲವು ಜನ ಏನು ಮಾಡ್ಬಿಡ್ತಾರೆ, ತೋಟ ಎಲ್ಲ ದಟ್ಟ ಮಾಡ್ಕೊತೀರ, 20x20 ಮಾಡ್ಕೊತೀರ. ನೀವು ತೆಂಗಿನಲ್ಲಿ ನೀವು ಏರಿಯಾ ಕಮ್ಮಿ ಮಾಡ್ಕೊಂಡು ಹಾಕೋಂಥ ಹೈಬ್ರಿಡ್ ವೆರೈಟೀಸ್ ಇದೆ. ಬಟ್ ಕ್ರಾಪ್ ಮ್ಯಾನೇಜ್ಮೆಂಟಲ್ಲಿ ನೀವು ಶಾರ್ಟ್ ಮತ್ತು ಲಾಂಗ್ ಟರ್ಮ್, ಶಾರ್ಟ್ ಮತ್ತು ಟಾಲ್ ಇವೆರಡನ್ನೂ ಪ್ಲ್ಯಾನ್ ಮಾಡ್ಕೋಬೇಕು. ತೆಂಗು ಮೇಲೆ ಹೋಗ್ತಾ ಹೋಗ್ತಾ ಆ ಕೆಳಗಡೆ ಬೆಳಕನ್ನ ಯೂಸ್ ಮಾಡ್ಕೊಳ್ಳೋಂಥ ಕ್ರಾಪ್ಸ್ನ ನೀವು ಪ್ಲ್ಯಾನ್ ಮಾಡ್ಕೋಬೇಕು. ಎಸ್ಪೆಷಲಿ ನೀವು ಇದನ್ನು ಮಾಡ್ಕೋಬೋದು, ಕರ್ಬೇವು ಮಾಡ್ಕೋಬೋದು. ಯಾಕೆಂದ್ರೆ ಕರ್ಬೇವು ನೀವು ಕಟ್ ಮಾಡ್ಕೊತಾ ಇರ್ತೀರ, ನುಗ್ಗೆನೂ ಮಾಡ್ಕೋಬೋದು. ನುಗ್ಗೆ ನೀವು ಬಲ್ಚಿಂಗ್ ಕಟ್ ಮಾಡ್ತೀರ, 6 ತಿಂಗಳಿಗೆ ಒಂದ್ಸರಿ ಅದು ಹೊಸ ಇಳುವರಿ ಬರೋಕ್ಕೆ ಶುರುವಾಗುತ್ತೆ. ಅನಾನಸು ಸಹ ಬೆಳೆದಿದ್ದಾರೆ, ಇವತ್ತು ಅನಾನಸ್ ಬೆಳೀತಾರೆ. ಇಂಥವ ಹೊಸ ಹೊಸ ಆವಿಷ್ಕಾರಗಳು ಮಾಡಿದ್ದಾರೆ. ಏಲಕ್ಕಿಗಳನ್ನೆಲ್ಲ ಈಗ ನಮ್ಮಲ್ಲೆಲ್ಲ ಈ ಹೊಸದಾಗಿ ಏಲಕ್ಕಿಗಳನ್ನು ಆಗ್ತಾವ್ರೆ. ಲವಂಗ ಗಿಡಗಳನ್ನೂ ಸುಮಾರು ಜನ ಮಾಡಿದ್ದಾರೆ.
0: ಓಕೆ ಕಿರಣ್ ಅವರೇ, ತುಂಬ ಖುಷಿ ಆಯಿತು ನಿಮ್ಮ ಜೊತೆ ಮಾತಾಡ್ತಾ, ನಿಮ್ಮ ಕೃಷಿಯ ಅನುಭವಗಳನ್ನು ಕೇಳ್ತಾ. ಸೊ ಕಿರಣ್ ಅವರು ಹೇಳ್ತಾ ಇದ್ದಾರೆ, ತೆಂಗಿನ ಕೃಷಿಯನ್ನು ಮಾಡೋದ್ರ ಜೊತೆನಲ್ಲಿ ಅಂತರ ಬೆಳೆಗಳನ್ನು ಕೂಡ ಮಾಡ್ಕೊಳ್ಳೋದು ಉತ್ತಮವಾಗಿರುತ್ತೆ. ಯಾವಾಗ ನಾಟಿಯನ್ನು ಮಾಡ್ತೀವಿ, ನಾಟಿ ಮಾಡುವಾಗಲೇ ಅಂತರ ಬೆಳೆಯನ್ನು ಕೂಡ ಆರಂಭ ಮಾಡ್ಕೋಬೇಕು. ಇದರಿಂದ ಉತ್ತಮ ಇಳುವರಿ ಕೂಡ ಸಿಗುತ್ತೆ, ಜೊತೆಗೆ ಕೃಷಿ ಭೂಮಿಗೂ ಕೂಡ ಒಳ್ಳೆಯದಾಗುತ್ತೆ ಅಂತ ಹೇಳ್ತಾ ಇದ್ರು. ಮತ್ತು ತೆಂಗಿನ ಯಾವ ರೀತಿಯಲ್ಲಿ ನಾವು ಮೇಂಟೈನ್ ಮಾಡಬೇಕು ಅನ್ನೋದ್ರ ಬಗ್ಗೆ ಕೂಡ ತುಂಬ ಚೆನ್ನಾಗಿ ತಿಳ್ಕೋಬೇಕು ಅಂತೇಳಿ ಹೇಳ್ತಾ ಇದ್ರು. ಹಾಗಾದರೆ ಇವತ್ತಿನ ಕಾರ್ಯಕ್ರಮದಲ್ಲಿ ಕಿರಣ್ ಅವರು ತಿಳಿಸಿದಂತಹ ಎಲ್ಲ ಮಾಹಿತಿಗಳು ಕೂಡ ನಮಗೆ ಉಪಯುಕ್ತ ಆಗಿದೆ ಅಂತ ಅನ್ಕೊಳ್ತೀನಿ. ಹಾಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ತಿಳಿಸಿದಂತಹ ಮಾಹಿತಿಗಳನ್ನ ನೀವು ಕೂಡ ತಿಳ್ಕೊಂಡು ಹಾಗೆ ಇನ್ನೊಬ್ಬರಿಗೆ ನೀವು ಕೂಡ ತಿಳಿಸಿ ಅಂತ ಹೇಳ್ತಾ ಇವತ್ತಿನ ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ಮುಂದಿನ ಕಾರ್ಯಕ್ರಮದಲ್ಲಿ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ. ಅಲ್ಲಿವರೆಗೆ ಎಲ್ಲರಿಗೂ ಕೂಡ ಬಾಯ್ ಬಾಯ್. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.9 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಯಾಕೋ ವಿನಯ್, ಏನೋ ತುಂಬಾ ಯೋಚನೆ ಮಾಡ್ತಾ ಇದೀಯಾ?
1: ಏನಿಲ್ವ ರಾಜು, ನಮ್ ತಂದೆಗೆ ಮೊನ್ನೆ ಕ್ಯಾನ್ಸರ್ ಸರ್ಜರಿ ಆಯ್ತು. ಡಾಕ್ಟರ್ ಹೇಳಿದ್ರು ಮುಂದೆ ರೇಡಿಯೇಷನ್ ಚಿಕಿತ್ಸೆ ಕೊಡ್ಬೇಕಾಗತ್ತೆ ಅಂತ. ಅದಕ್ಕಿನ್ನೇನು ಬೆಂಗಳೂರಿಗೆ ಹೋಗ್ಬೇಕಾಗತ್ತೋ ಏನೋ.
0: ಅಯ್ಯೋ ದಡ್ಡ, ಅದಕ್ಕೆ ಯಾಕೋ ಇಷ್ಟೊಂದು ಯೋಚನೆ ಮಾಡ್ತಾ ಇದೀಯಾ? ಇಲ್ಲೇ ನಮ್ಮ ಶಿವಮೊಗ್ಗ ನಗರದ ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ಈಗ ತುಂಬಾ ಸುರಕ್ಷಿತ ಹಾಗೂ ಅತ್ಯಾಧುನಿಕ ತಂತ್ರಜ್ಞಾನದ ಉತ್ತಮ ಗುಣಮಟ್ಟದ ಉನ್ನತ ದರ್ಜೆಯ ರೇಡಿಯೇಷನ್ ಥೆರಪಿ ಚಿಕಿತ್ಸಾ ಸೌಲಭ್ಯ ಕಾರ್ಯಾರಂಭವಾಗಿದೆ ಕಣೋ. ಅದು ಅಲ್ಲದೆ ಕೈಗೆಟಕುವ ದರದಲ್ಲಿ ಉತ್ತಮ ಗುಣಮಟ್ಟದ ಚಿಕಿತ್ಸೆ ಕೂಡ ಸಿಗ್ತಾ ಇದೆ. ನಿನ್ ಕೂಡ್ಲೆ ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯ ತಜ್ಞ ವೈದ್ಯರನ್ನು ಒಮ್ಮೆ ಸಂಪರ್ಕಿಸೋದು ಉತ್ತಮ.
2: ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ಇದೀಗ ಅತ್ಯಾಧುನಿಕ ತಂತ್ರಜ್ಞಾನದ ಸುರಕ್ಷಿತ ಹಾಗೂ ಉತ್ತಮ ಗುಣಮಟ್ಟದ ವರ್ಸಾ ಹೆಚ್ಡಿ ರೇಡಿಯೋಥೆರಪಿ ಚಿಕಿತ್ಸಾ ಘಟಕ ಕಾರ್ಯಾರಂಭವಾಗಿದೆ. ಈ ನೂತನ ಹಾಗೂ ಉನ್ನತ ದರ್ಜೆಯ ರೇಡಿಯೋಥೆರಪಿ ಘಟಕದಲ್ಲಿ ಐಎಂಆರ್ಟಿ, ಐಜಿಆರ್ಟಿ, ಎಸ್ಆರ್ಎಸ್, ಎಸ್ಬಿಆರ್ಟಿ ಹಾಗೂ ವಿಮ್ಯಾಟ್ನಂತಹ ಸುಧಾರಿತ, ಸುರಕ್ಷಿತ ಮತ್ತು ಅತಿ ಸೂಕ್ಷ್ಮ ರೇಡಿಯೋಥೆರಪಿ ಚಿಕಿತ್ಸಾ ವಿಧಾನಗಳನ್ನು ಹೊಂದಿದೆ.
3: ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ರೇಡಿಯೇಷನ್ ಚಿಕಿತ್ಸೆ, ಕೆಮೋಥೆರಪಿ ಚಿಕಿತ್ಸೆ, ಕ್ಯಾನ್ಸರ್ ಶಸ್ತ್ರಚಿಕಿತ್ಸೆಗಳು ದೊರೆಯುತ್ತವೆ. ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆ 9ನೇ ಮೈಲಿಗಲ್ಲು, ನಿದಿಗೆ ಅಂಚೆ, ಬಿದಿರೆ ಬಸ್ ನಿಲ್ದಾಣದ ಎದುರು, ಬಿಎಚ್ ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9686698099 ಅಥವಾ 7090077555. ಇದಕ್ಕೆ ಸಂಪರ್ಕಿಸಬಹುದು. 20 ವರ್ಷದ ಸೇವಾನುಭವ, ಸುಮಾರು 35,000 ಹೆಚ್ಚು ಯಶಸ್ವಿ ಕ್ಯಾನ್ಸರ್ ಚಿಕಿತ್ಸೆ. ಇದು ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯ ಹೆಮ್ಮೆ.
4: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ನೀವು ಕೇಳಲಿದ್ದೀರಿ ವಿಜ್ಞಾನದ ಹಲವು ವಿಸ್ಮಯಗಳ ಬಗ್ಗೆ ತಿಳಿಸುವ ಆವಿಷ್ಕಾರದ ಅಸ್ಮಿತೆ ಕಾರ್ಯಕ್ರಮವನ್ನು ನಡೆಸಿಕೊಡ್ತಾ ಇದ್ದಾರೆ ಉಪನ್ಯಾಸಕರು, ನಿವೃತ್ತ ಪ್ರಾಂಶುಪಾಲರು ಹಾಗೂ ಪರಿಸರ ಅಧ್ಯಯನ ಕೇಂದ್ರದ ಸದಸ್ಯರು ಆಗಿರುವ ಶ್ರೀತಾ ಶೇಖರ್ ಗೌಳೇರವರು.
5: ಮೊಸಳೆ ಕಣ್ಣೀರು ಒಂದು ವಿಶ್ಲೇಷಣೆ. 2022 ಅಕ್ಟೋಬರ್ 9 ಭಾನುವಾರ ಕೇರಳದ ಕಾಸರಗೋಡು ಜಿಲ್ಲೆಯ ಕುಂಬಳೆ ಎಂಬ ಗ್ರಾಮದ ಬಳಿಯ ಸರೋವರದ ಕ್ಷೇತ್ರದ ಅನಂತ್ಪುರ ಬಳಿಯ ದೇವರ ಮೊಸಳೆ ಬಬಿಯ ತೀರಿಕೊಂಡಿತು. ಸುಮಾರು 80 ವರ್ಷಗಳಿಂದ ಈ ಮೊಸಳೆ ಅನಂತ ಪದ್ಮನಾಭ ದೇವರ ಸರೋವರದಲ್ಲಿದ್ದು ಬರುವ ಭಕ್ತರಿಗೆ ಆಕರ್ಷಣೆಯಾಗಿತ್ತು. ಈ ಮೊಸಳೆಗೆ ಬ್ರಿಟಿಷ್ ಅಧಿಕಾರಿಯೊಬ್ಬರು ಬಬಿಯ ಎಂದು ನಾಮಕರಣ ಮಾಡಿದ್ದರು. 20 ವರ್ಷಗಳ ಹಿಂದೆ ಈ ಮೊಸಳೆಗೆ ಭಕ್ತರು ಕೋಳಿಯನ್ನು ಆಹಾರವಾಗಿ ಹರಕೆ ಕೊಡುತ್ತಿದ್ದರಂತೆ. ನಂತರ ಭಕ್ತ ಮಂಡಳಿ ಪ್ರಾಣಿ ಬಲಿ ಒಳ್ಳೆಯದಲ್ಲ ಎಂದು ಕೋಳಿ ಕೊಡುವುದನ್ನೇ ಅವರು ನಿಲ್ಲಿಸಿದರು. ನಂತರ ಮೊಸಳೆ ಸಂಪೂರ್ಣ ಸಸ್ಯಾಹಾರಿಯಾಗಿ ಪರಿವರ್ತನೆಗೊಂಡು ಭಕ್ತರು ಅರ್ಚಕರು ಕೊಡುವ ಹಣ್ಣು ಹಂಪಲು ಪ್ರಸಾದ ಸ್ವೀಕರಿಸತೊಡಗಿತು. ಅರ್ಚಕರು ಬಬಿಯ ಎಂದರೆ ಸಾಕು, ಮೊಸಳೆ ಸರೋವರದ ಯಾವ ಮೂಲೆಯಲ್ಲಿದ್ದರೂ ಬಂದು ಪ್ರಸಾದ ಸ್ವೀಕರಿಸುತ್ತಿತ್ತು. ವಿಶೇಷವೆಂದರೆ ದೇವಸ್ಥಾನದ ಸೇವೆಗಳಲ್ಲಿ ಮೊಸಳೆ ಸೇವೆಯು ಒಂದಾಗಿತ್ತು. ಸರೋವರದ ಸುತ್ತ ಹಸು, ನಾಯಿ, ಬೆಕ್ಕು, ಹಕ್ಕಿ, ಪಕ್ಷಿಗಳು ಸ್ವಚ್ಛಂದವಾಗಿ ವಿಹರಿಸುತ್ತಿದ್ದರೂ ಮೊಸಳೆ ಅವುಗಳಿಗೆ ಯಾವ ತೊಂದರೆಯನ್ನೂ ಕೊಡುತ್ತಿರಲಿಲ್ಲ. ಅಸ್ವಸ್ಥಗೊಂಡಿದ್ದ ಮೊಸಳೆ ತೀರಿ ಹೋದಾಗ ಅದನ್ನು ಗೌರವದಿಂದ ಶವಪೆಟ್ಟಿಗೆಯಲ್ಲಿಟ್ಟು ಸಾರ್ವಜನಿಕರ ಅಂತಿಮ ದರ್ಶನಕ್ಕಿಟ್ಟ ಒಂದು ಘಟನೆ ಇತ್ತೀಚೆಗೆ ನಡೆದಿದೆ. ಅದನ್ನು ಶ್ರದ್ಧಾಂಜಲಿ ಮೂಲಕ ಸಂಸ್ಕಾರವನ್ನು ಕೂಡ ಮಾಡಿದರು. 100 ಭಕ್ತರು ಅಗಲಿದ ಮೊಸಳೆಗೆ ಕಂಬನಿ ಸುರಿಸಿ ವಿದಾಯ ಹೇಳಿದರು. ಇದೊಂದು ನೆನಪಿಡಬೇಕಾದ ಮೊಸಳೆ ಕಣ್ಣೀರಿನ ಕಥೆ. ಹಾಗಾದರೆ ನಿಜಕ್ಕೂ ಮೊಸಳೆ ಕಣ್ಣೀರು ಎಂದರೇನು? ಮನುಷ್ಯನಂತೆ ಮೊಸಳೆ ಭಾವಕ ಜೀವಿಯೇ? ಅದು ಕಣ್ಣೀರು ಸುರಿಸುತ್ತದೆಯೇ? ಇಂಥ ಅನೇಕ ಪ್ರಶ್ನೆಗಳು ನಮ್ಮ ತಲೆಯಲ್ಲಿ ಮೂಡುತ್ತವೆ. ಸಹಜವಾಗಿ ನಾವು ನಮ್ಮ ಹತ್ತಿರದ ಬಂಧುಗಳು, ಗೆಳೆಯರು ತೀರಿಕೊಂಡಾಗ ಕಣ್ಣೀರು ಹಾಕುತ್ತೇವೆ. ಕೆಲವರು ಬಿಕ್ಕಿ ಬಿಕ್ಕಿ ಅಳುವುದನ್ನು ನಾವು ನೋಡಿದ್ದೇವೆ. ಕೆಲವರು ಕಣ್ಣೀರು ಸುರಿಸುವ ಒಳಗೊಳಗೆ ದುಃಖಪಡುತ್ತಾರೆ. ಕೆಲವರಿಗೆ ಸತ್ತವರ ಬಗ್ಗೆ ಯಾವ ಭಾವನಾತ್ಮಕ ಸಂಬಂಧ, ಗೆಳೆತನ, ಆತ್ಮೀಯತೆ ಯಾವುದೂ ಇರುವುದಿಲ್ಲ. ಕೆಲವರು ನಾಟಕೀಯವಾಗಿ ದುಃಖಪಡುತ್ತಾ ಕಣ್ಣೀರು ಸುರಿಸುತ್ತಾರೆ. ಅಂಥವರ ಕಣ್ಣೀರನ್ನು ಮೊಸಳೆ ಕಣ್ಣೀರು, ಹುಸಿ ಕಣ್ಣೀರು, ನಾಟಕೀಯ ಕಣ್ಣೀರು ಎಂದು ಹೇಳಲಾಗುತ್ತದೆ. ಇದೊಂದು ಗಾದೆ ಮಾತಿನಂತೆ ಬಳಕೆಯಾಗುವ ಶಬ್ದ. ಪಾಶ್ಚಾತ್ಯ ಸಾಹಿತ್ಯದಲ್ಲಿ ಇದರ ಬಳಕೆ ಅತ್ಯಂತ ಹೆಚ್ಚಾಗಿರುತ್ತದೆ. ಪಾಶ್ಚಾತ್ಯ ಪುರಾಣಗಳ ಪ್ರಕಾರ ಮೊಸಳೆ ನೀರಿನಲ್ಲಿರುವಾಗ ತನ್ನ ಬೇಟೆಯನ್ನು ತಿನ್ನುವಾಗ ತಾನು ಹಿಂಸೆ ಮಾಡುತ್ತಿದ್ದೇನಲ್ಲ ಎಂದು ದುಃಖಿಸಿ ಕಣ್ಣೀರು ಹಾಕಿತಂತೆ. ಇದು ಒಂದು ದಂತಕತೆ. ಆದರೆ ಮೊಸಳೆಗಳ ಬದುಕು ವಿಭಿನ್ನವಾದುದು. ಮನುಷ್ಯನನ್ನು ಬಿಟ್ಟರೆ ಯಾವ ಜೀವಿಗಳಿಗೂ ಕೂಡ ಭಾವನೆಗಳೇ ಇಲ್ಲ. ಅವು ಕಣ್ಣೀರು ಕೂಡ ಸುರಿಸುವುದಿಲ್ಲ. ಸಮುದ್ರ ಸಾಗರಗಳ ನೀರು 35% ಉಪ್ಪಿನಾಂಶದಿಂದ ಕೂಡಿರುತ್ತದೆ. ಯಾವ ಜೀವಿಗೂ ತನ್ನ ದೇಹದ ಸ್ವಾಸ್ಥ್ಯಕ್ಕೆ ಉಪ್ಪಿನಾಂಶ ಒಳ್ಳೆಯದಲ್ಲ ಎಂಬುದು ಅವುಗಳಿಗೆ ಗೊತ್ತು. ಸಾಮಾನ್ಯವಾಗಿ ಮೊಸಳೆಗಳು ರಾತ್ರಿ ಹೊತ್ತು ನೀರಿನಲ್ಲಿದ್ದು ಹಗಲು ಹೊತ್ತು ಹಾವುಗಳಂತೆ ಬಂಡೆಗಳ ಮೇಲೆ ಮಲಗಿ ಬಿಸಿಲು ಕಾಯಿಸುತ್ತವೆ. ಆಗ ಮೊಸಳೆಗಳ ದೇಹ ಬಿಸಿಲಿನಿಂದ ಒಣಗುತ್ತದೆ. ಮೊಸಳೆಗಳ ಕಣ್ಣಿನ ಸುತ್ತ ವಿಶಿಷ್ಟ ಗ್ರಂಥಿಗಳಿವೆ. ಮೊಸಳೆಗಳು ಉಪ್ಪಿನ ಪಾರದರ್ಶಕ ಹನಿಗಳನ್ನು ಭಟ್ಟೀಕರಿಸಿ ಹೊರಹಾಕುವಾಗ ತಮ್ಮ ಕಣ್ಣುಗಳನ್ನು ಬಳಸಿಕೊಳ್ಳುತ್ತವೆ. ಈ ಕಾರಣದಿಂದ ಮೊಸಳೆಗಳು ಸದಾ ಕಣ್ಣೀರು ಹಾಕುತ್ತಾ ತಮ್ಮ ದೇಹದ ಉಪ್ಪಿನಾಂಶವನ್ನು ಹೊರಹಾಕುತ್ತವೆ. ಈ ಪ್ರಕ್ರಿಯೆಯನ್ನೇ ಮೊಸಳೆ ಕಣ್ಣೀರು ಎಂದು ಕರೆಯಲಾಗುತ್ತದೆ. ಮೊಸಳೆಗಳ ಕಣ್ಣೀರಿನಲ್ಲಿ ಸಾಂದ್ರೀಕೃತವಾದ ಸೋಡಿಯಂ ಲವಣಾಂಶ ಇರುತ್ತದೆ. ಅದು ಸಮುದ್ರದ ನೀರಿಗಿಂತ 2 times ಹೆಚ್ಚಾಗಿರುತ್ತದೆ. ಅದನ್ನು ಮೊಸಳೆ ತನ್ನ ಕಣ್ಣೀರಿನ ಮೂಲಕ ಹೊರಹಾಕುತ್ತದೆ. ಮೊಸಳೆಗಳು ಸುದೀರ್ಘಕಾಲ ನೀರಿನಿಂದ ಹೊರಗಿದ್ದಾಗ ಕಣ್ಣೀರು ಸುರಿಸುವ ಕಾರ್ಯ ನಡೆಯುತ್ತದೆ. 14th century ಪ್ಲುಟಾರ್ಚ್ ಎಂಬ ಸಾಹಿತಿಯ ಗಾದೆ ಮಾತುಗಳು ಪುಸ್ತಕದಲ್ಲಿ ಹಾಗೂ ಸರ್ ಜಾನ್ ಮಾಂಡ್ವಿಲ್ಲೆ ಎಂಬ ಪ್ರವಾಸ ಕಥನದಲ್ಲಿ ಈ ಮೊಸಳೆ ಕಣ್ಣೀರಿನ ಪ್ರಸ್ತಾಪಗಳಿವೆ. ಶೇಕ್ಸ್ಪಿಯರ್ ಕೂಡ ತನ್ನ ಒಥೆಲೋ ನಾಟಕಗಳಲ್ಲಿ ಮೊಸಳೆ ಕಣ್ಣೀರಿನ ಹುಸಿ ಅನುಕಂಪದ ಸಂಭಾಷಣೆಗಳನ್ನು ಬಳಸಿಕೊಂಡಿದ್ದಾನೆ. ಮನಃಶಾಸ್ತ್ರಜ್ಞರು ಕೆಲವು ವ್ಯಕ್ತಿಗಳ ಹುಸಿ ಅನುಕಂಪದ ಮಾತುಗಳನ್ನು ಕೇಳಿ ಅಂಥವರನ್ನು ಮೊಸಳೆ ಸಿಂಡ್ರೋಮಿನ ವರ್ಗದವರೆಂದು ವರ್ಣಿಸಿದ್ದಾರೆ. ಅದೇನೇ ಇರಲಿ, ವೈಜ್ಞಾನಿಕವಾಗಿ ಮೊಸಳೆ ಸುರಿಸುವ ಕಣ್ಣೀರಿಗೂ ಭಾವನೆಗೂ ಯಾವುದೇ ಸಂಬಂಧವಿಲ್ಲ. ಅನೇಕ ಶುಷ್ಕ ಜಾಗಗಳಲ್ಲಿ ಸಮುದ್ರದಿಂದ ಹೊರಬರುವ ಮೊಸಳೆಗಳು ತಮ್ಮ ದೇಹದಿಂದ ಉಪ್ಪಿನಾಂಶವನ್ನು ಹೊರಹಾಕಲು ಈ ವ್ಯವಸ್ಥೆಯನ್ನು ಮಾಡಿಕೊಂಡಿವೆ. ಈ ವ್ಯವಸ್ಥೆ ಮೊಸಳೆಗಳಲ್ಲಿ ಅನುವಂಶೀಯವಾಗಿ ರೂಢಿಯಾಗಿ ಬಂದಿದೆ. 2006 ನರರೋಗ ತಜ್ಞರು ಫ್ಲಾರಿಡಾ ವಿಶ್ವವಿದ್ಯಾಲಯದಲ್ಲಿ ಮೊಸಳೆಗಳ ಕಣ್ಣೀರಿನ ಸಂಶೋಧನೆ ನಡೆಸಿ ಸತ್ಯಾಂಶವನ್ನು ಹೊರಹಾಕಿದ್ದಾರೆ. ಹಾಗಾದರೆ ಮೊಸಳೆ ಕಣ್ಣೀರನ್ನು ನಾವು ಸುರಿಸುವುದು ಬೇಡ. ನಿಜವಾಗಿಯೂ ಕೂಡ ನಾವು ಏನು ಉತ್ತಮ ಭಾವನೆಗಳನ್ನು ಹೊಂದಿದ್ದೇವೆ, ಅಂಥ ಉತ್ತಮ ಭಾವನೆಗಳ ಮೂಲಕ ಸಂತೋಷವಾದಾಗ, ದುಃಖವಾದಾಗ ನಾವು ಕಣ್ಣೀರು ಸುರಿಸಬಹುದು. ಆದರೆ ಸುಮ್ಮನೆ ಯಾವುದೇ ಅನುಕಂಪವಿಲ್ಲದೆ, ಯಾವುದೇ ಭಾವನೆಗಳಿಲ್ಲದೆ ಅದನ್ನು ಮೊಸಳೆ ಕಣ್ಣೀರು ಎಂದು ಅನಿಸಿಕೊಳ್ಳುವುದು ಬೇಡ.
4: ಇದುವರೆಗೂ ವಿಜ್ಞಾನದ ಆವಿಷ್ಕಾರದ ಅಸ್ಮಿತೆಯ ಬಗ್ಗೆ ತಿಳಿಸಿದಂತಹ ಶ್ರೀತಾ ಶೇಖರ್ ಗೌಳೇರವರಿಗೆ ಧನ್ಯವಾದಗಳು.

0: ಈಗ ರೇಡಿಯೋ ಶಿವಮೊಗ್ಗ ಆಪ್ನಲ್ಲಿ ಪ್ರಸಾರ ಮುಂದುವರಿಯಲಿದೆ. ಇದರಲ್ಲಿ ಹಳೆಯ ಚಿತ್ರಗೀತೆಗಳು, ಹರಿಕತೆ, ನಾಟಕ, ಬಯಲಾಟ, ದಾಸರ ಪದಗಳು, ವಚನ, ಭಕ್ತಿಗೀತೆಗಳು, ಚಿತ್ರಗೀತೆಗಳು, ಜನಪದ ಗೀತೆಗಳು, ಚೌಡಿಕೆ ಪದಗಳು, ಭಾವಗೀತೆಗಳು ಹಾಗೂ ಶಾಸ್ತ್ರೀಯ ಸಂಗೀತ, ಹೀಗೆ ವೈವಿಧ್ಯ ಕಾರ್ಯಕ್ರಮಗಳು ಇರುತ್ತವೆ. ಈ ಎಲ್ಲಾ ಕಾರ್ಯಕ್ರಮಗಳನ್ನು ತಪ್ಪದೆ ಕೇಳಿ ಆನಂದಿಸಿ. ನಿಮ್ಮ ಅನಿಸಿಕೆಗಳನ್ನು 9686096279 ಇದಕ್ಕೆ ತಿಳಿಸಿ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
1: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ಕನ್ನಡ ಚಿತ್ರಗೀತೆಗಳನ್ನು ಕೇಳಲಿದ್ದೀರಿ.

0: ಹಾಯ್
1: ರೂಪಾ, ರೇಖಾ, ಏನ್ ಸಮಾಚಾರ?
2: ನಮ್ಗೆ ಬೆಳಗಿನ ಸಮಯದಲ್ಲಿ ಭಕ್ತಿಗೀತನ ಕೇಳ್ತಾ ಕೇಳ್ತಾ ಯಶಸ್ಸಿನ ಸೂತ್ರಗಳು, ಮೌಲ್ಯಾಧಾರಿತ ನೀತಿ ಪಾಠಗಳು, ಅರ್ಥ ಆಗೋ ರೀತಿ ಗಾದೆಗಳು, ಹಾಗೆ ಸ್ಫೂರ್ತಿ ಸಲಹೆಗಳು, ಮನೋರಂಜನೆ ಮತ್ತೆ ಆಯಾ ದಿನದ ವಿಶೇಷತೆ ಬಗ್ಗೆ ಹೇಗ್ ತಿಳ್ಕೊಳ್ಳೋದು, ನಿಮ್ಗೇನಾದ್ರೂ ಐಡಿಯಾ ಇದೆಯಾ?
1: ಹಾ, ಇದನ್ನೆಲ್ಲ ಕೇಳ್ಬೇಕು ಅಂದ್ರೆ ಒಂದೊಳ್ಳೆ ಪ್ಲಾಟ್ಫಾರ್ಮ್ ಇದೆ.
3: ನೀವು ಕೇಳಿದ ಎಲ್ಲಾ ವಿಷಯಗಳು ಆರ್ಜೆ ಸ್ಮೈಲಿಂಗ್ ಶ್ವೇತ ನಡೆಸಿಕೊಡುವ ಅರುಣೋದಯ ಕಾರ್ಯಕ್ರಮದಲ್ಲಿ ಸಿಗುತ್ತೆ. ಪ್ರತಿದಿನ ಬೆಳಗ್ಗೆ 6:10 ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ನಿಮ್ಮ ಜ್ಞಾನ ಭಂಡಾರವನ್ನ ಹೆಚ್ಚಿಸಿಕೊಳ್ಳಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ರೇಡಿಯೋ ಕೇಳಕ್ಕೆ ಈಗ ರೇಡಿಯೋನೇ ಬೇಕಾಗಿಲ್ಲ.
1: ಹೌದಾ ಅಂತ ಹುಬ್ಬೇರಿಸ್ಬೇಡಿ, ಇಲ್ಲಿ ಕೇಳಿ. ನಿಮ್ಮ ಮೊಬೈಲ್ನಲ್ಲಿರೋ ಪ್ಲೇ ಸ್ಟೋರ್ ಅಥವಾ ಆಪಲ್ ಸ್ಟೋರ್ನಿಂದ ನಮ್ಮ ರೇಡಿಯೋ ಶಿವಮೊಗ್ಗ ಆಪ್ ಡೌನ್ಲೋಡ್ ಮಾಡ್ಕೊಳ್ಳಿ.
0: ಜಗತ್ತಿನ ಯಾವುದೇ ಭಾಗದಲ್ಲಿದ್ದರೂ ನಮ್ಮ ರೇಡಿಯೋ ಶಿವಮೊಗ್ಗ ಕಾರ್ಯಕ್ರಮಗಳನ್ನು ದಿನದ 24 ಗಂಟೆಯೂ ಕೇಳಬಹುದು.
1: ಸಂಪೂರ್ಣ ಫ್ಯಾಮಿಲಿಗೆ ಭರಪೂರ ಕಾರ್ಯಕ್ರಮಗಳು ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಮಾತ್ರ.

0: ಯಾವ್ದೋ ಮೆಸೇಜ್ ಬಂತು.
1: ಹಾ, ಈ ಗ್ರೂಪ್ ಅಲ್ಲಿ ಒಳ್ಳೊಳ್ಳೆ ಕತೆ ಬರ್ತಾ ಇರುತ್ತೆ, ಓದೋಕೆ ತುಂಬಾ ಚೆನ್ನಾಗಿರುತ್ತೆ.
0: ಹೌದು, ಈಗಂತೂ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ಒಳ್ಳೊಳ್ಳೆ ಕತೆಗಳು ಬರ್ತಾ ಇರತ್ತೆ, ನಂಗಂತೂ ಬಹಳ ಇಷ್ಟ. ಆದ್ರೆ ಕತೆ ಓದೋದಕ್ಕೆ ಸಮಯನೇ ಆಗೋದಿಲ್ಲ.
1: ಕತೆ ಓದೋಕಾಗಲ್ಲ ಅಂತ ಯಾಕೆ ಯೋಚನೆ ಮಾಡ್ತೀಯಾ? ಕೇಳೋದಕ್ಕೆ ಅಂತ ರೇಡಿಯೋ ಆನ್ ಮಾಡು.
0: ರೇಡಿಯೋನಾ?
2: ಹೌದು, ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 11 ಗಂಟೆಗೆ ಆರ್ಜಿ ರಕ್ಷಿತಾ ಹೊಳ್ಳ ನಡೆಸುವ ಸೋಷಿಯಲ್ ಮೀಡಿಯಾ ಕತೆಗಳು ಕಾರ್ಯಕ್ರಮವನ್ನು ತಪ್ಪದೇ ಕೇಳಿ. ಈ ವಿಶೇಷ ಕಾರ್ಯಕ್ರಮ ರೇಡಿಯೋ ಶಿವಮೊಗ್ಗದಲ್ಲಿ ಮಾತ್ರ.
1: ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ಸಿಂಚನ, ಆಗ್ಲೇ ಒಂದ್ ಕತೆ ಹೇಳ್ದೆಲ್ಲ, ತುಂಬಾ ಚೆನ್ನಾಗಿತ್ತು. ಎಲ್ ಕೇಳ್ದೆ?
1: ಹಾ, ಅದ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳ್ದೆ ಕಣೆ.
0: ರೇಡಿಯೋದಲ್ಲಿ ಕತೆನಾ?
1: ಹೌದು, ಕತೆ ಮಾತ್ರ ಅಲ್ಲ, ಪುಸ್ತಕದ ಬಗ್ಗೆ, ಲೇಖಕರ ಬಗ್ಗೆ, ಕಾದಂಬರಿಗಳು, ನಾಟಕದ ಬಗ್ಗೆ ಕೂಡ ತಿಳ್ಕೊಳ್ಬಹುದು. ಜೊತೆಗೆ ನಾವು

0: ಅವಳು ಬರೆದಿರುವಂತಹ ಕತೆ ಕವನಗಳನ್ನ ಕೂಡ ಈ ಕಾರ್ಯಕ್ರಮದಲ್ಲಿ ಹೇಳಬಹುದು.
1: ರೇಡಿಯೋ ಶಿವಮೊಗ್ಗದಲ್ಲಿ ಪ್ರತಿದಿನ ಬೆಳಗ್ಗೆ 9:30 ಪ್ರಸಾರವಾಗುವ ಸಾಹಿತ್ಯ ಲೋಕ ಕಾರ್ಯಕ್ರಮವನ್ನ ಆರ್ಜೆ ಮಹಾಲಕ್ಷ್ಮಿ ನಡೆಸಿಕೊಡಲಿದ್ದಾರೆ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನ ಕೇಳಿ ಆನಂದಿಸಿ.

ಅವರ ಗುಡಿ ಒಂದೈತೆ, ಹೌದು ಚಿನ್ನ, ಬೆಟ್ಟದ ಕೆಳಗೆ ಆಲದ ಮರ ಒಂದೈತೆ, ಅಲ್ಲಿ ನಮ್ಮ ಬೀರಪ್ಪ ದೇವರ ಗುಡಿ ಒಂದೈತೆ.

0: ನಾನು ಡೌಟ್ ಇದ್ಯಾ?
1: ಅಲ್ಲ ಮೇಷ್ಟ್ರೆ, ಊರ್ ತುಂಬಾ ಕಾಕಾಕಿಕಿ ಚಾಲೆಂಜ್ ಅಂತ ಮಾಡ್ತವ್ರೆ, ಕನ್ನಡ ವರ್ಣಮಾಲೆಯಲ್ಲಿ ಕಾಕಾಕಿಕಿಗಿಂತ ಮೊದ್ಲು ಅ ಆ ಇ ತಾನೇ ಬರೋದು. ಅದ್ರ ಚಾಲೆಂಜ್ ಯಾರು ಯಾಕೆ ಮಾಡ್ತಿಲ್ಲ? ಯಾಕೆ ಹಿಂಗೆ?

0: எல்லாம் நோ வே.
1: நான் மக்கள்ரா, நான் கேளுபாரதியனோ கேளுது, அத்து பேரே பாஷ ஹாடுகள் மத்திய ஒந்தே ஒன்று கன்னட ஹாடு ஹாக்கொந்தே தப்பா? ತೋರಿಸ್ತೀನಿ ರೋ, ತೋರಿಸ್ತೀನಿ. ನಿಮ್ಮ ಡುಬಾಕ್ ಲೆವೆಲ್ನ ಕಳಿಸಿ ಮಾರೆ ಮಂಟಿಸ್ಕೋ ಹೆಂಗೆ ಮಾಡೋದು ಅಂತ ತೋರಿಸ್ಲಿಲ್ಲ. ನನ್ನ ಹೆಸರು ನಂಜಪ್ಪನ ಮಗ. ಇಷ್ಟ್ರಿ ಬೇಡ. ಏ ಹೋಗಲೇ.
2: ಹಲೋ,
1: ಶರಣ್ ರೀ ಘಟಪ್ಪನವ್ರೆ, ನಮ್ಮ ಕನ್ನಡ ರ್ಯಾಪರ್ ಆಲೋಕ್ ಅದೇನೇನ್ರಿ?
3: ಕರ್ನಾಟಕ ಬಂದು ಕನ್ನಡ ಬರೋದು.

0: ವಾವ್, ಈ ಪ್ಲೇಸ್ ಎಷ್ಟ್ ಚೆನ್ನಾಗಿದೆ. ಥ್ಯಾಂಕ್ ಯು ಕಣೆ, ಇಷ್ಟು ಚೆನ್ನಾಗಿರೋ ಪ್ಲೇಸ್ ಗೆ ಕರ್ಕೊಂಡ್ ಬಂದಿದ್ದಕ್ಕೆ.
1: ಹೇ ಇಟ್ಸ್ ಓಕೆ, ಇರ್ಲಿ ಬಿಡು, ಇದಕ್ಕೆಲ್ಲ ಥ್ಯಾಂಕ್ಸ್ ಯಾಕೆ. ಇಷ್ಟೇ ಅಲ್ಲ, ಹತ್ತಿರದಲ್ಲಿ ಇನ್ನು 2-3 ಪ್ಲೇಸ್ ಇದೆ, ಹೋಗುವಾಗ ಅದನ್ನ ಕವರ್ ಮಾಡ್ಕೊಂಡು ಹೋಗುವ.
0: ಹಾ ಸರಿ, ಈ ಪ್ಲೇಸ್ ಬಗ್ಗೆ ಎಲ್ಲ ನಿನಗ್ ಹೇಗ್ ಗೊತ್ತಾಯ್ತು?
1: ನಿನಗ್ ಹೇಳೋದೇ ಮರ್ತಿದ್ದೆ ನೋಡು, ರೇಡಿಯೋ ಶಿವಮೊಗ್ಗದಲ್ಲಿ ಟ್ರಾವೆಲರ್ಸ್ ಡೈರಿ ಅಂತ ಪ್ರೋಗ್ರಾಮ್ ಬರುತ್ತೆ. ಅದರಲ್ಲಿ ಸ್ಥಳೀಯ ಪ್ರೇಕ್ಷಣೀಯ ಸ್ಥಳಗಳಲ್ಲದೆ ದೇಶ ವಿದೇಶಗಳ ಪ್ರವಾಸಿ ತಾಣಗಳ ಬಗ್ಗೆ ಕೂಡ ತಿಳಿಸ್ಕೊಡ್ತಾರೆ. ಅಷ್ಟೇ ಅಲ್ಲ, ಅಲ್ಲಿ ಸಿಗುವಂತಹ ಸೌಲಭ್ಯಗಳು ಹಾಗೆ ಅಲ್ಲಿ ಹೋಗೋ ರೂಟ್ ಬಗ್ಗೆ ಕೂಡ ಇನ್ಫಾರ್ಮೇಶನ್ ಕೊಡ್ತಾರೆ.
2: ಹೌದು, ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 9 ಗಂಟೆಗೆ ಆರ್ಜೆ ರಕ್ಷಿತ ಹೊಳ್ಳ ನಡೆಸುವ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮವನ್ನು ತಪ್ಪದೇ ಕೇಳಿ. ಈಗ ರೇಡಿಯೋ ಶಿವಮೊಗ್ಗವನ್ನು ಮೊಬೈಲ್ ಆಪ್ನಲ್ಲಿ ಕೂಡ ಕೇಳಿ ಆನಂದಿಸಿ.
3: ಪ್ರೋಗ್ರಾಂನ ಕೇಳೋಣ, ನಾವು ಟೂರ್ ಮಾಡೋಣ.

ಕೇಳುಗರೆ, ಇದು ಸಾಮಾನ್ಯ ಎಚ್ಚರಿಕೆಯಲ್ಲ. ವಿಶ್ವಸಂಸ್ಥೆ ಇಡೀ ಜಗತ್ತಿಗೆ ನೀಡಿದ ರೆಡ್ ಅಲರ್ಟ್. ಭೂಮಿಯ ಪರಿಸರ ಈಗ ತುರ್ತು ಪರಿಸ್ಥಿತಿಯ ಅಂಚಿನಲ್ಲಿದೆ. ರೇಡಿಯೋ ಶಿವಮೊಗ್ಗದ ವಿಶೇಷ ನೇರ ಪ್ರಸಾರ ಪರಿಸರ ರೆಡ್ ಅಲರ್ಟ್ ಅಳಿವು ಉಳಿವು. ಈ ಗಂಭೀರ ಪರಿಸ್ಥಿತಿಯನ್ನು ಎದುರಿಸುವುದು ಹೇಗೆ, ನಮ್ಮ ಮುಂದಿರುವ ದಾರಿಗಳೇನು, ಈ ಬಗ್ಗೆ ಆಳವಾಗಿ ಚರ್ಚಿಸಿ ಕಾರ್ಯಸಾಧ್ಯವಾದ ಪರಿಹಾರಗಳನ್ನು ನೀಡಲಿದ್ದಾರೆ ನಾಡಿನ ಶ್ರೇಷ್ಠ ತಜ್ಞರು. ಈ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗೆ ಇರಲಿದ್ದಾರೆ ಪ್ರೊಫೆಸರ್ ಕುಮಾರಸ್ವಾಮಿ ಬಿಎಂ, ಪ್ರೊಫೆಸರ್ ಶ್ರೀಪತಿ ಎಲ್ಕೆ, ಪ್ರೊಫೆಸರ್ ಶೇಖರ್ ಗೌಳೇರ್, ಪ್ರೊಫೆಸರ್ ಚಂದ್ರಶೇಖರ್ ಎಎಸ್, ಡಾಕ್ಟರ್ ನಂದಾ ಮತ್ತು ರೇಡಿಯೋ ಶಿವಮೊಗ್ಗದ ನಿಲಯ ನಿರ್ದೇಶಕರಾದ ಜನಾರ್ದನ್ ಜಿಎಲ್. ಈ ತಜ್ಞರ ತಂಡದೊಂದಿಗೆ ನೀವು ನೇರವಾಗಿ ಮಾತನಾಡಬಹುದು. ನಿಮ್ಮ ಸಂಶಯಗಳನ್ನು ಕೇಳಿ ಮತ್ತು ನಾವು ಏನು ಮಾಡಬೇಕೆಂಬುದು ಅವರಿಂದಲೇ ತಿಳಿಯಿರಿ. ಇದೇ April 2 ಬೆಳಗ್ಗೆ 11 ಕರೆ ಮಾಡಲು ಮರೆಯಬೇಡಿ. ನಮ್ಮ ಸಂಖ್ಯೆ 9686096279. ಬನ್ನಿ, ಪರಿಸರ ಉಳಿಸಲು ಒಟ್ಟಾಗಿ ಹೆಜ್ಜೆ ಇಡೋಣ.

0: ಮಗ ಅದೇ ಕೆಲಸ ಅದೇ ಸ್ಯಾಲ್ರಿ, ಜೀವನದಲ್ಲಿ ಪ್ರೋಗ್ರೆಸ್ ಆಗ್ಬೇಕು ಅಂದ್ರೆ ಏನ್ ಮಾಡ್ಬೇಕು?
1: ಓಕೆ,
2: ಎಷ್ಟ್ ದಿನ ಅಂತ ಇನ್ನೊಬ್ರು ಕೈ ಕೆಳಗೆ ಕೆಲಸ ಮಾಡೋದು? ನಮ್ ಓನರ್ ಹತ್ರ ಬೈಸ್ಕೊಂಡ್ ಸಾಕಾಗಿದೆ, ಬೇರೆ ಏನಾದ್ರು ಆಪ್ಷನ್ ಇದೆಯಾ?
1: ಓಕೆ, ನಿನ್ನೆ ನಮ್ಮ ಮನೆಯವ್ರಿಗೊಂದು ಸ್ವೀಟ್ ಮಾಡ್ಕೊಟ್ಟಿದ್ದೆ, ಎಷ್ಟು ಚೆನ್ನಾಗಿತ್ತು ಗೊತ್ತಾ? ನಾವ್ ಯಾಕೆ ಈ ಸ್ವೀಟ್ ಬಿಸ್ನೆಸ್ ನೆ ಸ್ಟಾರ್ಟ್ ಮಾಡಿ ಲಾಭ ಗಳಿಸಬಾರ್ದು?
3: ಓಕೆ ಜೂಡ್, ನಾನ್ ಯಾಕೆ ಯಾವ್ದಾದ್ರು ಒಂದ್ ಒಳ್ಳೆ ಬಿಸ್ನೆಸ್ ಸ್ಟಾರ್ಟ್ ಮಾಡಬಾರ್ದು? ಬಟ್ ಯಾವ ಬಿಸ್ನೆಸ್ ಸ್ಟಾರ್ಟ್ ಮಾಡೋದು, ಹೇಗ್ ಮಾಡೋದು, ಯಾರ್ ಗೈಡ್ ಮಾಡ್ತಾರೆ?
1: ಓಕೆ ಡ್ಯೂಡ್,
4: ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಗಳನ್ನ ಕೇಳಿದ್ರೆ ನಾವು ಇನ್ಸ್ಪೈರ್ ಆಗ್ತೀವಿ. ಸೊ ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಕೇಳ್ಬೋದಾ?
5: ಓಕೆ ಓಕೆ ಓಕೆ, ನಿಮ್ಮೆಲ್ಲರ ಮಾತಿಗೂನು ಓಕೆ. ಯಶಸ್ವಿ ಉದ್ಯಮಿಗಳ ಗೆಲುವಿನ ಹಾದಿ ಕೇಳಿ ನೀವು ಇನ್ಸ್ಪೈರ್ ಆಗ್ಬೇಕು ಅಂದ್ರೆ
4: ಸೋಮವಾರದಿಂದ ಶನಿವಾರದವರೆಗೆ ಸಂಜೆ 6:30 ರೇಡಿಯೋ ಶಿವಮೊಗ್ಗದಲ್ಲಿ ಪ್ರಸಾರವಾಗುವ ಬಿಸ್ನೆಸ್ ಬಸ್ ಕಾರ್ಯಕ್ರಮವನ್ನ ತಪ್ಪದೆ ಕೇಳಿ.

0: ವಾವ್, ಏನ್ ಮೇಡಮ್ ನಿಮ್ ಶಾಲೆ ಮಕ್ಕಳು ಎಷ್ಟು ಚೆನ್ನಾಗಿ ಹಾಡ್ತಾರೆ.
1: ನಿಮ್ ಶಾಲೆ ಮಕ್ಕಳು ಏನ್ ಕಮ್ಮಿ ಇಲ್ಲ ಬಿಡಿ.
2: ನಾನೊಂದ್ ಕತೆ ಹೇಳ್ತೀನಿ. ಒಂದೊಂದ್ ಕಾಲದಲ್ಲಿ ಒಂದ್ ದೊಡ್ಡ ಕಾಡಿತ್ತು.
0: ಆಹಾ, ಆ ಮಗು ಎಷ್ಟು ಮುದ್ದಾಗಿ ಕತೆ ಹೇಳ್ತಾ ಇದೆ. ಹೇಳ್ತಾ ಇದ್ರೆ ಕತೆ ಕೇಳ್ತಾ ಇರ್ಬೇಕು ಅನ್ಸುತ್ತೆ.
3: ನೋಡಿ, ಈ ತರದ ತುಂಬಾ ಮಕ್ಕಳಿದ್ದಾರೆ, ಆದ್ರೆ ಅವ್ರಿಗೊಂದ್ ಸರಿಯಾದ ವೇದಿಕೆ ಕೊಡಕ್ ಆಗ್ತಿಲ್ಲ ಅನ್ನೋದೇ ಬೇಸರದ ಸಂಗತಿ.
0: ಅದಕ್ಕೆ ಯಾಕೆ ಚಿಂತೆ? ನಿಮ್ಮ ಮಕ್ಕಳ ಪ್ರತಿಭೆಯ ಅನಾವರಣಕ್ಕೆ ರೇಡಿಯೋ ಶಿವಮೊಗ್ಗದ ನಮ್ಮ ಶಾಲಾ ಪ್ರತಿಭಾ ಅಂಗಳ ಕಾರ್ಯಕ್ರಮವಿದೆ, ಬನ್ನಿ ಅವಕಾಶ ಪಡೆದುಕೊಳ್ಳಿ.
4: ಹೌದು, ರೇಡಿಯೋ ಶಿವಮೊಗ್ಗದಲ್ಲಿ ಪ್ರತಿ ಭಾನುವಾರ ಬೆಳಿಗ್ಗೆ 8 ಗಂಟೆಗೆ ಪ್ರಸಾರವಾಗುವ ನಮ್ಮ ಶಾಲಾ ಪ್ರತಿಭಾ ಅಂಗಳ ಕಾರ್ಯಕ್ರಮವನ್ನು ಆರ್ಜೆ ಪವಿತ್ರಾ ದಿನೇಶ್ ನಡೆಸಿಕೊಡಲಿದ್ದಾರೆ. ಇದು ಮಕ್ಕಳಿಗಾಗಿ ಮೀಸಲಿರುವ ಕಾರ್ಯಕ್ರಮ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ಹಾಯ್
1: ರೂಪಾ, ರೇಖಾ, ಏನ್ ಸಮಾಚಾರ?
2: ನಮ್ಗೆ ಬೆಳಗಿನ ಸಮಯದಲ್ಲಿ ಭಕ್ತಿಗೀತನ ಕೇಳ್ತಾ ಕೇಳ್ತಾ ಯಶಸ್ಸಿನ ಸೂತ್ರಗಳು, ಮೌಲ್ಯಾಧಾರಿತ ನೀತಿ ಪಾಠಗಳು, ಅರ್ಥ ಆಗೋ ರೀತಿ ಗಾದೆಗಳು, ಹಾಗೆ ಸ್ಫೂರ್ತಿ ಸಲಹೆಗಳು, ಮನೋರಂಜನೆ ಮತ್ತೆ ಆಯಾ ದಿನದ ವಿಶೇಷತೆ ಬಗ್ಗೆ ಹೇಗ್ ತಿಳ್ಕೊಳ್ಳೋದು, ನಿಮ್ಗೇನಾದ್ರೂ ಐಡಿಯಾ ಇದೆಯಾ?
1: ಹಾ, ಇದನ್ನೆಲ್ಲ ಕೇಳ್ಬೇಕು ಅಂದ್ರೆ ಒಂದೊಳ್ಳೆ ಪ್ಲಾಟ್ಫಾರ್ಮ್ ಇದೆ.
3: ನೀವು ಕೇಳಿದ ಎಲ್ಲಾ ವಿಷಯಗಳು ಆರ್ಜೆ ಸ್ಮೈಲಿಂಗ್ ಶ್ವೇತ ನಡೆಸಿಕೊಡುವ ಅರುಣೋದಯ ಕಾರ್ಯಕ್ರಮದಲ್ಲಿ ಸಿಗುತ್ತೆ. ಪ್ರತಿದಿನ ಬೆಳಗ್ಗೆ 6:00 ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ನಿಮ್ಮ ಜ್ಞಾನ ಭಂಡಾರವನ್ನ ಹೆಚ್ಚಿಸಿಕೊಳ್ಳಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ಅಮ್ಮ ಈಗ ಕೂಗಿದ್ದು ಹುಲಿನ ಚಿರತೆನ ಸಿಂಹನ.
1: ಹೇಳ್ತೀನಿ ತಡಿ ಕಂದ.
2: ಮಿಸ್ ಬಿಲಿ ಬಂದದ ಕಾಕೆ ಇದೆಯಂತೆ. ಹೌದಾ?
3: ಕ್ಲಾಸ್ ಮುಗಿದ್ಮೇಲ್ ಬಾ, ಹೇಳ್ತೀನಿ.
4: ಕಾಡಲ್ಲೆಲ್ಲ ಸುತ್ತಾಡಿ ತುಂಬಾ ಬಾಯಾರಿಕೆ ಆಗ್ತಾ ಇದೆ. ಕುಡಿಯೋಕ್ ನೀರೇ ಇಲ್ವಲ್ಲಪ್ಪ.
3: ಈ ಮರದೊಳಗ್ ನೀರಿದೆ, ಕೊಡ್ತೀನಿ ಬಾ.
4: ಮರದೊಳಗೆ ನೀರು ನಿನಗೆ ಹೇಗ್ ಗೊತ್ತು?
5: ಪ್ರಾಣಿ ಪಕ್ಷಿ ನದಿ ಕಾಡು ಬೆಟ್ಟ ಗುಡ್ಡ ಇದೆಲ್ಲದರ ಬಗ್ಗೆ ಇಂಟ್ರೆಸ್ಟಿಂಗ್ ವಿಷಯ ತಿಳ್ಕೋಬೇಕು ಅಂದ್ರೆ ಸೋಮವಾರದಿಂದ ಶನಿವಾರದವರೆಗೆ ಬೆಳಗ್ಗೆ 8:30-9:00 ಆರ್ಜೆ ಅರ್ಪಿತಾ ನಡೆಸಿಕೊಡುವ ಪರಿಸರ ಪರಿಚಯ ಕಾರ್ಯಕ್ರಮವನ್ನು ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ಮೊಬೈಲ್ ಆಪ್ನಲ್ಲೂ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ಅರೇ ರತ್ನಮ್ಮ, ಏನ್ ಇಷ್ಟ ಬೇಗ ವಾಕ್ ಮುಗಿಸ್ಬಿಟ್ಟಿದ್ರಿ?
1: ಅದ ವಚನ ವಿಹಾರಕ್ಕೆ ಹೋಗ್ಬೇಕು. ಅದಕ್ಕೆ
2: ಏನು ವಾಯು ವಿಹಾರದಿಂದ ವಚನ ವಿಹಾರಕ್ಕ?
1: ಹೌದು ಗೀತಕ್ಕ, ಈಗ ನಮ್ ರೇಡಿಯೋ ಶಿವಮೊಗ್ಗದಲ್ಲಿ ವಚನ ವಿಹಾರ ಕಾರ್ಯಕ್ರಮ ಬರುತ್ತೆ. ನಾನು ಡೈಲಿ ವಾಕ್ ಮಾಡುವಾಗ ಈ ಕಾರ್ಯಕ್ರಮ ಕೇಳಿದ್ರೆ ಮನ್ಸಿಗೇನೋ ಒಂಥರ ನೆಮ್ಮದಿ.
3: ಹೌದು, ದೈಹಿಕ ಆರೋಗ್ಯಕ್ಕೆ ವಾಯು ವಿಹಾರ, ಮಾನಸಿಕ ಆರೋಗ್ಯಕ್ಕೆ ವಚನ ವಿಹಾರ. ಸೋಮವಾರದಿಂದ ಶನಿವಾರದವರೆಗೆ ಪ್ರತಿದಿನ ಬೆಳಗ್ಗೆ 7:00 to 7:30 ಆರ್ಜೆ ಪವಿತ್ರ ದಿನೇಶ್ ಅವರು ನಡೆಸಿಕೊಡುವ ವಚನ ವಿಹಾರ ಕಾರ್ಯಕ್ರಮ ಪ್ರಸಾರವಾಗಲಿದೆ. ತಪ್ಪದೇ ಕೇಳಿ.

ನಾದಿರದೇಂ ತಾನಾದಿ ನದಿರನ ಧಾಕಿಡದ ಕಥೆ ಕಿಡದ ಕಥಾ ಕಿಡದ ಕಥೆ ಕಿಡಗ ಧೋಂತ ಕಿಟ ಧೋಂತ ಕಿಟ ಧಾಕಿಡದ ಕಥೆ ಕಿಡದ ಕಥಾ ಕಿಡದ ಕಥ ಕಿಡದ ಕಥಾ.

ಕೇಳುಗರೆ, ಇದು ಸಾಮಾನ್ಯ ಎಚ್ಚರಿಕೆಯಲ್ಲ. ವಿಶ್ವಸಂಸ್ಥೆ ಇಡೀ ಜಗತ್ತಿಗೆ ನೀಡಿದ ರೆಡ್ ಅಲರ್ಟ್. ಭೂಮಿಯ ಪರಿಸರ ಈಗ ತುರ್ತು ಪರಿಸ್ಥಿತಿಯ ಅಂಚಿನಲ್ಲಿದೆ. ರೇಡಿಯೋ ಶಿವಮೊಗ್ಗದ ವಿಶೇಷ ನೇರ ಪ್ರಸಾರ ಪರಿಸರ ರೆಡ್ ಅಲರ್ಟ್ ಅಳಿವು ಉಳಿವು. ಈ ಗಂಭೀರ ಪರಿಸ್ಥಿತಿಯನ್ನು ಎದುರಿಸುವುದು ಹೇಗೆ?

ಸಂತೋಷದಿಂದ ಹಿಕ್ಕಿ ಹಾರುವೆ, ಆಕಾಶ ಭೂಮಿ ಒಂದೇ ಮಾಡುವೆ. ಕಲ್ಲು ನೀರಾಗಲಿ ಬಳ್ಳಿ ಹೂವಾಗಲಿ ಸಂಗೀತವನ್ನು ಕೇಳುತ್ತಾ ಕಡಲು ಮೇಲು ಕಲಿ ಆಕಾಶ ಮುಟ್ಟ

0: ಕೇಳುಗರೆ, ಇದು ಸಾಮಾನ್ಯ ಎಚ್ಚರಿಕೆಯಲ್ಲ. ವಿಶ್ವಸಂಸ್ಥೆ ಇಡೀ ಜಗತ್ತಿಗೆ ನೀಡಿದ ರೆಡ್ ಅಲರ್ಟ್. ಭೂಮಿಯ ಪರಿಸರ ಈಗ ತುರ್ತು ಪರಿಸ್ಥಿತಿಯ ಅಂಚಿನಲ್ಲಿದೆ. ರೇಡಿಯೋ ಶಿವಮೊಗ್ಗದ ವಿಶೇಷ ನೇರ ಪ್ರಸಾರ ಪರಿಸರ ರೆಡ್ ಅಲರ್ಟ್ ಅಳಿವು ಉಳಿವು. ಈ ಗಂಭೀರ ಪರಿಸ್ಥಿತಿಯನ್ನು ಎದುರಿಸುವುದು ಹೇಗೆ, ನಮ್ಮ ಮುಂದಿರುವ ದಾರಿಗಳೇನು, ಈ ಬಗ್ಗೆ ಆಳವಾಗಿ ಚರ್ಚಿಸಿ ಕಾರ್ಯಸಾಧ್ಯವಾದ ಪರಿಹಾರಗಳನ್ನು ನೀಡಲಿದ್ದಾರೆ. ನಾಡಿನ ಶ್ರೇಷ್ಠ ತಜ್ಞರು ಈ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗೆ ಇರಲಿದ್ದಾರೆ. ಪ್ರೊಫೆಸರ್ ಕುಮಾರಸ್ವಾಮಿ ಬಿಎಂ, ಪ್ರೊಫೆಸರ್ ಶ್ರೀಪತಿ ಎಲ್ಕೆ, ಪ್ರೊಫೆಸರ್ ಶೇಖರ್ ಗೌಳೇರ್, ಪ್ರೊಫೆಸರ್ ಚಂದ್ರಶೇಖರ್ ಎಎಸ್, ಡಾಕ್ಟರ್ ನಂದಾ ಮತ್ತು ರೇಡಿಯೋ ಶಿವಮೊಗ್ಗದ ನಿಲಯ ನಿರ್ದೇಶಕರಾದ ಜನಾರ್ದನ್ ಜಿಎಲ್. ಈ ತಜ್ಞರ ತಂಡದೊಂದಿಗೆ ನೀವು ನೇರವಾಗಿ ಮಾತನಾಡಬಹುದು. ನಿಮ್ಮ ಸಂಶಯಗಳನ್ನು ಕೇಳಿ ಮತ್ತು ನಾವು ಏನು ಮಾಡಬೇಕೆಂಬುದು ಅವರಿಂದಲೇ ತಿಳಿಯಿರಿ. ಇದೇ ಏಪ್ರಿಲ್ 2 ಬೆಳಗ್ಗೆ 11 ಗಂಟೆಗೆ ಕರೆ ಮಾಡಲು ಮರೆಯಬೇಡಿ. ನಮ್ಮ ಸಂಖ್ಯೆ 9686096279. ಬನ್ನಿ, ಪರಿಸರ ಉಳಿಸಲು ಒಟ್ಟಾಗಿ ಹೆಜ್ಜೆ ಇಡೋಣ.
1: ಏನಕ್ಕ ಮಾರ್ಕೆಟ್ ಹೋಗ್ತಾ ಇದೀಯಾ?
2: ಮುಕ್ಕಣಕ್ಕ ಒಸಿ ತರಕಾರಿ ದಿನಸಿ ತರಬೇಕಿತ್ತು.
1: ಅಯ್ಯ, ಕೈ ಬೀಸ್ಕೊಂಡು ಹೋದ್ರೆ ಹೆಂಗೆ? ಒಂದ್ ಬುಟ್ಟಿನ ಚೀಲನ ತಕೊಂಡು ಹೋಗೋ.
2: ಏ, ಈ ಅಂಗಡಿಯವ್ರೆ ಪ್ಲಾಸ್ಟಿಕ್ ಕವರ್ ನ ಲಾಕೊಡ್ತಾರ ಬಿಡು.
1: ಹಂಗಾರೆ ನಿಂಗ್ ವಿಷಯ ಗೊತ್ತಿಲ್ಲ ಅನ್ನು.
2: ಏನವಿ ಅದು?
1: ಸರ್ಕಾರ ಇನ್ ಮುಂದೆ ಏಕ್ ಬಳಕೆ ಪ್ಲಾಸ್ಟಿಕ್ ಕವರ್ ಉಪಯೋಗಿಸ್ಬಾರ್ದು ಅಂತ ಕಾನೂನ್ ಮಾಡವ್ರೆ. ಏನಾರು ಉಪಯೋಗಿಸಿದ್ರೆ ದಂಡ ಹಾಕ್ತಾರ ಕಣಮಿ.
2: ಹಂಗ ಅದ್ಯಾಕಂತೆ?
1: ಅಲ್ ಕಣವಿ, ಈ ಪ್ಲಾಸ್ಟಿಕ್ ಕವರ್ನ ಮತ್ ಬಳಕೆ ಮಾಡಕ್ ಆಗಕ್ಕಿಲ್ಲ ಅಂತ ಎಲ್ಲಂದ್ರಲ್ಲಿ ಬಿಸಾಕಿದ್ರೆ ಇದರಿಂದ ನಮ್ ಪರಿಸರಕ್ಕೆ ಎಂತ ಅಪಾಯ ಗೊತ್ತಿಲ್ಲ ನಿಂಗೆ?
2: ಉಕ್ಕಣಕ್ಕ ಮೊನ್ನೆ ಜೋರಾಗಿ ಮಳೆ ಬಂತಲ್ಲ, ಈ ಪ್ಲಾಸ್ಟಿಕ್ ಕವರು ನಮ್ಮ ಮನೆ ಮೋರಿನಾಗ ಸಿಕ್ಕಾಕೊಂಡು ಮನೆಯೆಲ್ಲ ನೀರ್ ತುಂಬಿಕೊಂಡು ಶಾನೆ ಪಾಡ್ಪಟ್ಬಿಟ್ಟೆ.
1: ಹಂಗಾರೆ ಸರ್ಕಾರ ಒಳ್ಳೆ ಕೆಲ್ಸಾನೆ ಮಾಡೈತೆ. ತಡಿ, ಮನೆಗೋಗಿ ಈಗ್ಲೇ ಬಟ್ಟೆ ಚೀಲ
3: ತಕೊಂಡು.
0: ಆಹಾರವೇ ಔಷಧಿ, ಅಡುಗೆ ಮನೆಯೇ ಔಷಧಾಲಯ. ಸ್ವಾದಿಷ್ಟ ಆಹಾರ, ಚಟ್ಪಟ ಅಡುಗೆ, ವೈವಿಧ್ಯಮಯ ತರಾವರಿ ತಿನಿಸುಗಳು, ಅಡುಗೆ ಮನೆಯ ಸಾಧನಗಳು, ಪರಿಕರಗಳು, ಹೆಲ್ತ್ ಟಿಪ್ಸ್ ಅಂಡ್ ಹೆಲ್ದಿ ಫುಡ್.
4: ನಿಮ್ಮ ಮನೆ ಮನದ ಕೈರುಚಿ.
5: ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮ ಸೋಮವಾರದಿಂದ ಶನಿವಾರದವರೆಗೆ ಮಧ್ಯಾಹ್ನ 1 ಗಂಟೆಗೆ ಆರ್ಜೆ ಮಹಾಲಕ್ಷ್ಮಿ ಜೊತೆ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನ ಕೇಳಿ ಆನಂದಿಸಿ.
6: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ನೀವು ಹಿಂದಿ ಚಿತ್ರಗೀತೆಗಳನ್ನು ಕೇಳಲಿದ್ದೀರಿ.

0: ಪ್ರಿಯರೇ.
1: ಹಾಯ್
2: ರೂಪಾ, ರೇಖಾ, ಏನ್ ಸಮಾಚಾರ?
1: ನಮ್ಗೆ ಬೆಳಗಿನ ಸಮಯದಲ್ಲಿ ಭಕ್ತಿಗೀತನ ಕೇಳ್ತಾ ಕೇಳ್ತಾ ಯಶಸ್ಸಿನ ಸೂತ್ರಗಳು, ಮೌಲ್ಯಾಧಾರಿತ ನೀತಿ ಪಾಠಗಳು, ಅರ್ಥ ಆಗೋ ರೀತಿ ಗಾದೆಗಳು, ಹಾಗೆ ಸ್ಫೂರ್ತಿ ಸಲಹೆಗಳು, ಮನೋರಂಜನೆ ಮತ್ತೆ ಆಯಾ ದಿನದ ವಿಶೇಷತೆ ಬಗ್ಗೆ ಹೇಗ್ ತಿಳ್ಕೊಳ್ಳೋದು, ನಿಮ್ಗೇನಾದ್ರೂ ಐಡಿಯಾ ಇದೆಯಾ?
2: ಹಾ, ಇದನ್ನೆಲ್ಲ ಕೇಳ್ಬೇಕು ಅಂದ್ರೆ ಒಂದೊಳ್ಳೆ ಪ್ಲಾಟ್ಫಾರ್ಮ್ ಇದೆ.
3: ನೀವು ಕೇಳಿದ ಎಲ್ಲಾ ವಿಷಯಗಳು ಆರ್ಜೆ ಸ್ಮೈಲಿಂಗ್ ಶ್ವೇತ ನಡೆಸಿಕೊಡುವ ಅರುಣೋದಯ ಕಾರ್ಯಕ್ರಮದಲ್ಲಿ ಸಿಗುತ್ತೆ. ಪ್ರತಿದಿನ ಬೆಳಗ್ಗೆ 6:10 ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ನಿಮ್ಮ ಜ್ಞಾನ ಭಂಡಾರವನ್ನ ಹೆಚ್ಚಿಸಿಕೊಳ್ಳಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ಮಗ ಅದೇ ಕೆಲಸ ಅದೇ ಸ್ಯಾಲ್ರಿ, ಜೀವನದಲ್ಲಿ ಪ್ರೋಗ್ರೆಸ್ ಆಗ್ಬೇಕು ಅಂದ್ರೆ ಏನ್ ಮಾಡ್ಬೇಕು?
1: ಓಕೆ,
2: ಎಷ್ಟ್ ದಿನ ಅಂತ ಇನ್ನೊಬ್ರು ಕೈ ಕೆಳಗೆ ಕೆಲಸ ಮಾಡೋದು? ನಮ್ ಓನರ್ ಹತ್ರ ಬೈಸ್ಕೊಂಡ್ ಸಾಕಾಗಿದೆ, ಬೇರೆ ಏನಾದ್ರು ಆಪ್ಷನ್ ಇದೆಯಾ?
1: ಓಕೆ, ನಿನ್ನೆ ನಮ್ಮ ಮನೆಯವ್ರಿಗೊಂದು ಸ್ವೀಟ್ ಮಾಡ್ಕೊಟ್ಟಿದ್ದೆ, ಎಷ್ಟು ಚೆನ್ನಾಗಿತ್ತು ಗೊತ್ತಾ? ನಾವ್ ಯಾಕೆ ಈ ಸ್ವೀಟ್ ಬಿಸ್ನೆಸ್ ನೆ ಸ್ಟಾರ್ಟ್ ಮಾಡಿ ಲಾಭ ಗಳಿಸಬಾರ್ದು?
3: ಓಕೆ ಜೂಡ್, ನಾನ್ ಯಾಕೆ ಯಾವ್ದಾದ್ರು ಒಂದ್ ಒಳ್ಳೆ ಬಿಸ್ನೆಸ್ ಸ್ಟಾರ್ಟ್ ಮಾಡಬಾರ್ದು? ಬಟ್ ಯಾವ ಬಿಸ್ನೆಸ್ ಸ್ಟಾರ್ಟ್ ಮಾಡೋದು, ಹೇಗ್ ಮಾಡೋದು, ಯಾರ್ ಗೈಡ್ ಮಾಡ್ತಾರೆ?
1: ಓಕೆ ಡ್ಯೂಡ್,
4: ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಗಳನ್ನ ಕೇಳಿದ್ರೆ ನಾವು ಇನ್ಸ್ಪೈರ್ ಆಗ್ತೀವಿ. ಸೊ ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಕೇಳ್ಬೋದಾ?
5: ಓಕೆ ಓಕೆ ಓಕೆ, ನಿಮ್ಮೆಲ್ಲರ ಮಾತಿಗೂನು ಓಕೆ. ಯಶಸ್ವಿ ಉದ್ಯಮಿಗಳ ಗೆಲುವಿನ ಹಾದಿ ಕೇಳಿ ನೀವು ಇನ್ಸ್ಪೈರ್ ಆಗ್ಬೇಕು ಅಂದ್ರೆ
4: ಸೋಮವಾರದಿಂದ ಶನಿವಾರದವರೆಗೆ ಸಂಜೆ 6:30 ರೇಡಿಯೋ ಶಿವಮೊಗ್ಗದಲ್ಲಿ ಪ್ರಸಾರವಾಗುವ ಬಿಸ್ನೆಸ್ ಬಸ್ ಕಾರ್ಯಕ್ರಮವನ್ನ ತಪ್ಪದೆ ಕೇಳಿ.

0: ಸುಸ್ಥಿರ ಮತ್ತು ಸಾವಯವ ಕೃಷಿಯಿಂದ ಆರ್ಥಿಕ ಲಾಭ.
1: ಆದಾಯವನ್ನ ಹೆಚ್ಚಿಸುವ ನವೀನ ಕೃಷಿ ತಂತ್ರಜ್ಞಾನಗಳಿಂದ ಜೀವನವನ್ನ ಕಂಡುಕೊಂಡ ರೈತರ ಅನುಭವಗಳು.
2: ಮೌಲ್ಯವರ್ಧನೆ ಮತ್ತು ಮಾರುಕಟ್ಟೆ ಬಗ್ಗೆ ಮಾಹಿತಿ. ರಾಸಾಯನಿಕ ಮುಕ್ತ ಆಹಾರ ನಮ್ಮ ಆರೋಗ್ಯಕ್ಕೆ ಹಿತಕರ.
3: ಇದೆಲ್ಲದರೊಂದಿಗೆ ರೈತರಿಗೆ ಉಪಯುಕ್ತ ಯೋಜನೆಗಳ ಬಗ್ಗೆ ಮಾಹಿತಿ.
4: ಕೃಷಿಕರ ಬದುಕಿಗೆ ಭರವಸೆಯ ಮತ್ತು ದಾರಿ ದೀಪವಾಗುವಂತಹ ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮವನ್ನು ಸೋಮವಾರದಿಂದ ಶನಿವಾರದವರೆಗೆ ಸಂಜೆ 7 ಗಂಟೆಗೆ ಆರ್ಜೆ ಶ್ರೀಧರ್ ನಡೆಸಿಕೊಡಲಿದ್ದಾರೆ. ಈ ಎಲ್ಲಾ ವಿಷಯಗಳನ್ನು ತಪ್ಪದೇ ಕೇಳಿ ರೇಡಿಯೋ ಶಿವಮೊಗ್ಗದಲ್ಲಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ಅಮ್ಮ ಈಗ ಕೂಗಿದ್ದು ಹುಲಿನ ಚಿರತೆನ ಸಿಂಹನ.
1: ಹೇಳ್ತೀನಿ ತಡಿ ಕಂದ.
2: ಮಿಸ್ ಬಿಳಿ ಬಣ್ಣದ ಕಾಕೆ ಇದೆಯಂತೆ, ಹೌದಾ?
3: ಕ್ಲಾಸ್ ಮುಗಿದ್ಮೇಲೆ ಬಾ, ಹೇಳ್ತೀನಿ.
4: ಕಾಡಲ್ಲೆಲ್ಲ ಸುತ್ತಾಡಿ ತುಂಬಾ ಬಾಯಾರಿಕೆ ಆಗ್ತಾ ಇದೆ, ಕುಡಿಯೋಕ್ ನೀರೇ ಇಲ್ವಲ್ಲಪ್ಪ.
3: ಈ ಮರದೊಳಗ್ ನೀರಿದೆ, ಕೊಡ್ತೀನಿ ಬಾ.
4: ಮರದೊಳಗೆ ನೀರು ನಿನಗೆ ಹೇಗ್ ಗೊತ್ತು?
5: ಪ್ರಾಣಿ ಪಕ್ಷಿ ನದಿ ಕಾಡು ಬೆಟ್ಟ ಗುಡ್ಡ ಇದೆಲ್ಲದರ ಬಗ್ಗೆ ಇಂಟ್ರೆಸ್ಟಿಂಗ್ ವಿಷಯ ತಿಳ್ಕೋಬೇಕು ಅಂದ್ರೆ ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 8:30-9:00 ಆರ್ಜೆ ಅರ್ಪಿತಾ ನಡೆಸಿಕೊಡುವ ಪರಿಸರ ಪರಿಚಯ ಕಾರ್ಯಕ್ರಮವನ್ನು ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ಮೊಬೈಲ್ ಆಪ್ನಲ್ಲೂ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ವಾವ್, ಏನ್ ಮೇಡಮ್ ನಿಮ್ ಶಾಲೆ ಮಕ್ಕಳು ಎಷ್ಟು ಚೆನ್ನಾಗಿ ಹಾಡ್ತಾರೆ.
1: ನಿಮ್ ಶಾಲೆ ಮಕ್ಕಳು ಏನ್ ಕಮ್ಮಿ ಇಲ್ಲ ಬಿಡಿ.
2: ನಾನೊಂದ್ ಕತೆ ಹೇಳ್ತೀನಿ. ಒಂದೊಂದ್ ಕಾಲದಲ್ಲಿ ಒಂದ್ ದೊಡ್ಡ ಕಾಡಿತ್ತು.
0: ಆಹಾ, ಆ ಮಗು ಎಷ್ಟು ಮುದ್ದು ಮುದ್ದಾಗಿ ಕತೆ ಹೇಳ್ತಾ ಇದೆ. ಹೇಳ್ತಾ ಇದ್ರೆ ಕತೆ ಕೇಳ್ತಾ ಇರ್ಬೇಕು ಅನ್ಸುತ್ತೆ.
3: ನೋಡಿ, ಈ ತರದ ತುಂಬಾ ಮಕ್ಕಳಿದ್ದಾರೆ, ಆದ್ರೆ ಅವ್ರಿಗೊಂದ್ ಸರಿಯಾದ ವೇದಿಕೆ ಕೊಡಕ್ ಆಗ್ತಿಲ್ಲ ಅನ್ನೋದೇ ಬೇಸರದ ಸಂಗತಿ.
0: ಅದಕ್ಕೆ ಯಾಕೆ ಚಿಂತೆ, ನಿಮ್ಮ ಮಕ್ಕಳ ಪ್ರತಿಭೆಯ ಅನಾವರಣಕ್ಕೆ ರೇಡಿಯೋ ಶಿವಮೊಗ್ಗದ ನಮ್ಮ ಶಾಲಾ ಪ್ರತಿಭಾ ಅಂಗಳ ಕಾರ್ಯಕ್ರಮವಿದೆ, ಬನ್ನಿ ಅವಕಾಶ ಪಡೆದುಕೊಳ್ಳಿ.
4: ಹೌದು, ರೇಡಿಯೋ ಶಿವಮೊಗ್ಗದಲ್ಲಿ ಪ್ರತಿ ಭಾನುವಾರ ಬೆಳಿಗ್ಗೆ 8 ಗಂಟೆಗೆ ಪ್ರಸಾರವಾಗುವ ನಮ್ಮ ಶಾಲಾ ಪ್ರತಿಭಾ ಅಂಗಳ ಕಾರ್ಯಕ್ರಮವನ್ನು ಆರ್ಜೆ ಪವಿತ್ರಾ ದಿನೇಶ್ ನಡೆಸಿಕೊಡಲಿದ್ದಾರೆ. ಇದು ಮಕ್ಕಳಿಗಾಗಿ ಮೀಸಲಿರುವ ಕಾರ್ಯಕ್ರಮ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ಸಿಂಚನ, ಆಗ್ಲೇ ಒಂದ್ ಕತೆ ಹೇಳ್ದೆಲ್ಲ, ತುಂಬಾ ಚೆನ್ನಾಗಿತ್ತು, ಎಲ್ ಕೇಳ್ದೆ?
1: ಹಾ, ಅದ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳ್ದೆ ಕಣೆ.
0: ರೇಡಿಯೋದಲ್ಲಿ ಕತೆನಾ?
1: ಹೌದು, ಕತೆ ಮಾತ್ರ ಅಲ್ಲ, ಪುಸ್ತಕದ ಬಗ್ಗೆ, ಲೇಖಕರ ಬಗ್ಗೆ, ಕಾದಂಬರಿಗಳು, ನಾಟಕದ ಬಗ್ಗೆ ಕೂಡ ತಿಳ್ಕೊಳ್ಬಹುದು. ಜೊತೆಗೆ ನಾವುಗಳು ಬರೆದಿರುವಂತಹ ಕತೆ ಕವನಗಳನ್ನ ಕೂಡ ಈ ಕಾರ್ಯಕ್ರಮದಲ್ಲಿ ಹೇಳಬಹುದು.
2: ರೇಡಿಯೋ ಶಿವಮೊಗ್ಗದಲ್ಲಿ ಪ್ರತಿದಿನ ಬೆಳಗ್ಗೆ 9:30 ಪ್ರಸಾರವಾಗುವ ಸಾಹಿತ್ಯ ಲೋಕ ಕಾರ್ಯಕ್ರಮವನ್ನ ಆರ್ಜೆ ಮಹಾಲಕ್ಷ್ಮಿ ನಡೆಸಿಕೊಡಲಿದ್ದಾರೆ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನ ಕೇಳಿ ಆನಂದಿಸಿ.

0: ಅರೇ ರತ್ನಮ್ಮ, ಏನ್ ಇಷ್ಟು ಬೇಗ ವಾಕ್ ಮುಗಿಸ್ಬಿಟ್ಟಿದಿರಿ?
1: ಅದ ವಚನ ವಿಹಾರಕ್ಕೆ ಹೋಗ್ಬೇಕು ಅದಕ್ಕೆ.
2: ಏನು, ವಾಯು ವಿಹಾರದಿಂದ ವಚನ ವಿಹಾರಕ್ಕ?
1: ಹೌದು ಗೀತಕ್ಕ, ಈಗ ನಮ್ ರೇಡಿಯೋ ಶಿವಮೊಗ್ಗದಲ್ಲಿ ವಚನ ವಿಹಾರ ಕಾರ್ಯಕ್ರಮ ಬರುತ್ತೆ. ನಾನು ಡೈಲಿ ವಾಕ್ ಮಾಡುವಾಗ ಈ ಕಾರ್ಯಕ್ರಮ ಕೇಳಿದ್ರೆ ಮನ್ಸಿಗೇನೋ ಒಂಥರ ನೆಮ್ಮದಿ.
3: ಹೌದು, ದೈಹಿಕ ಆರೋಗ್ಯಕ್ಕೆ ವಾಯು ವಿಹಾರ, ಮಾನಸಿಕ ಆರೋಗ್ಯಕ್ಕೆ ವಚನ ವಿಹಾರ. ಸೋಮವಾರದಿಂದ ಶನಿವಾರದವರೆಗೆ ಪ್ರತಿದಿನ ಬೆಳಗ್ಗೆ 7:00 to 7:30 ಆರ್ಜೆ ಪವಿತ್ರ ದಿನೇಶ್ ಅವರು ನಡೆಸಿಕೊಡುವ ವಚನ ವಿಹಾರ ಕಾರ್ಯಕ್ರಮ ಪ್ರಸಾರವಾಗಲಿದೆ, ತಪ್ಪದೇ ಕೇಳಿ.
4: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ನೀವು ಹರಿಕಥೆಯನ್ನು ಕೇಳಲಿದ್ದೀರಿ. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದೀಗ ನೀವು ಕೇಳಲಿದ್ದೀರಿ ಹರಿಕಥೆ, ಶೀರ್ಷಿಕೆ ರಾಮಾಯಣ ಯುದ್ಧಕಾಂಡ. ಪ್ರಸ್ತುತ ಪಡಿಸಲಿದ್ದಾರೆ ಶ್ರೀ ಗುರುರಾಜುಲು ನಾಯ್ಡು.
5: ಪಕ್ಕದಲ್ಲೇ ಇದ್ದ ವಿಭೀಷಣ ಎದ್ದ, ಸ್ವಲ್ಪ ನನ್ನ ಮಾತನ್ನು ಕೇಳಿ. ನೀವೆಲ್ಲರೂ ಆಯುಧಗಳನ್ನು ತಗೊಂಡು ಆಗಲೇ ರಾಮನ ಮೇಲೆ ಯುದ್ಧಕ್ಕೆ ಹೊರಟು ಬಿಟ್ಟಿದ್ದೀರಾ. ಸ್ವಲ್ಪ ನಿಲ್ಲಿ, ಅಪರಾಧವನ್ನು ಮಾಡಿ ನಾವು ನಿರಪರಾಧಿಗಳು ಎಂದು ಹೇಳಿಕೊಳ್ಳುವುದರಲ್ಲಿ ಅರ್ಥವಿಲ್ಲ. ಅಣ್ಣ, ರಾಮ ಎಂದರೆ ಸಾಮಾನ್ಯನೆಂಬುದಾಗಿ ಭಾವಿಸಬೇಡ. ಅವನೇನು ಸಾಮಾನ್ಯನಲ್ಲಣ್ಣ. 14,000 ಕರದೂಷಣಾದಿಗಳನ್ನು ಒಬ್ಬನೇ ಕೊಂದವನು. ನಿನ್ನ ಸ್ನೇಹಿತರು ಎರಿಸಿಕೊಂಡಿದ್ದ ವಾಲಿಯನ್ನು ಒಂದೇ ಬಾಣದಲ್ಲಿ ಕೊಂದವನು. ಹಿಂದೆ ನಮ್ಮ ಕುಲಕ್ಕೆಲ್ಲ ಗುರುವೆನಿಸಿಕೊಳ್ಳಬಹುದಾದ ಮಾವ ಮಾರೀಚನನ್ನ ಒಂದೇ ಬಾಣದಿಂದ ಸಮುದ್ರದಿಂದ ಆಚೆಗೆ ಸೆದವನು. ಮಾಯಾಮೃಗ ರೂಪಧಾರಿಯಾದವನನ್ನು ಕೊಂದವನು. ನನ್ನ ಮಾತನ್ನು ಕೇಳೋಣ. ಈಗಲಾದರೂ ನಿನ್ನ ಈ ಸಂಪದ್ಭರಿತವಾಗಿರುವ ರಾಜ್ಯ ಉಳಿಬೇಕಾದರೆ ರಾಮನ ಹೆಂಡತಿಯಾದ ಸೀತೆಯನ್ನು ರಾಮನಿಗೊಪ್ಪಿಸಿ ಆದ ಪಾದಕ್ಕೆ ನಮಸ್ಕಾರವನ್ನು ಮಾಡು. ರಾವಣ ಕಟಕಟಕಟನೆ ಹಲ್ಲನ್ನು ಕಡದ, ಥಟ್ಟನೆ ಎಂದು ಸಭೆಯನ್ನೇ ಬಿಟ್ಟು ಹೊಟ್ಟದ. ವಿಭೀಷಣ ರಾತ್ರಿಯೆಲ್ಲ ಬಹಳ ಆಲೋಚನೆಯನ್ನು ಮಾಡಿದರಂತೆ. ಮಾರನೇ ದಿವಸ ಸಭೆಗೆ ಬಂದಾಗ ವಿಭೀಷಣನೇ ಬಂದು ನಮಸ್ಕಾರ ಮಾಡಿ ನಿಂತ. ಅಣ್ಣ, ಇವರೆಲ್ಲರೂ ನಿನ್ನನ್ನು ಹೊಗಳುತ್ತಾ ಇದ್ದಾರೆ ಕಣೋ. ಈ ಹೊಗಳಿ ನಿನಗೆ ಪ್ರಿಯವಾಗುವ ಈ ಮಾತುಗಳನ್ನು ಆಡುತ್ತಿರುವವರೆಲ್ಲರೂ ನಿನ್ನ ವಿನಾಶ ಕಾಲ ಬಂದಾಗ ಒಬ್ಬರು ಇರಲ್ಲ. ಅಣ್ಣ, ಇವರೆಲ್ಲರೂ ಹೊಗಳುವ ನಿನ್ನ ಶತ್ರುಗಳು. ಈಗ ನಿನಗೆ ಬಹಳ ಒಳ್ಳೆಯದನ್ನೇ ಹೇಳಿ ನಾಳೆ ನಿನ್ನ ವಿನಾಶಕ್ಕೆ ಏನೇನಾಗಬೇಕೋ ಅಷ್ಟನ್ನು ಮಾಡುತ್ತಿದ್ದಾರೆ. ಮಾತನ್ನು ಕೇಳಣ್ಣ. ರಾಜನೀತಿಯಲ್ಲ, ಧರ್ಮವಲ್ಲ. ಮತ್ತೊಂದು ಮಾತು ಹೇಳುವುದಾದರೆ, ಸೀತೆ ನಮ್ಮ ಲಂಕಾಪಟ್ಟವನ್ನು ಸೇರಿದ್ದು ಹೇಗಾಯಿತು ಅಂದರೆ ಮಾರಿ ಹೊಕ್ಕ ಮನೆಯಾಗಿದೆ. ಸೀತೆ ಪ್ರವೇಶ ಮಾಡಿದ ಮೊದಲುಗೊಂಡು ಯಾಗ ಯಜ್ಞಾದಿಗಳು ಸರಿಯಾಗಿ ನಡೆಯುತ್ತಿಲ್ಲ. ಆಗಾಗ ಅಪಶಕುನಗಳು ಕಾಡುತ್ತಿದೆ. ಅಗ್ನಿಯನ್ನು ಜಲಿಸುವಾಗ ಯಜ್ಞಭೂಮಿಯಲ್ಲಿ ಬರಬಹುದಾದ ಅಗ್ನಿಯು ಧೂಮದಿಂದ ಕೂಡಿ ಬರುತ್ತಾ ಇದೆ. ಅಣ್ಣ, ಇಷ್ಟೇ ಅಲ್ಲದೆ ಎಲ್ಲ ರೀತಿಯಿಂದಲೂ ನಮಗೆ ಅಪಶಕುನಗಳೇ ಕಂಡು ಬರುತ್ತಿದೆ. ಮಾತನ್ನು ಕೇಳಿ, ದಯಮಾಡಿ ಸೀತೆಯನ್ನು ಒಪ್ಪಿಸಿ ನಾವೆಲ್ಲರೂ ಸುಖವಾಗಿ ಬಾಳುವಂತೆ ಮಾಡು. ರಾವಣ ಅಂದ, ಸ್ವಜಾತಿ ಶತ್ರು, ಕುಲಕ್ಕೆ ಮೃತ್ಯು ಕೊಡಲೆಯ ಗಾವು ಎಂಬ ಗಾದೆಯಂತೆ ನನ್ನನ್ನವನುಂಡು ನನ್ನುಪ್ಪನ್ನು ತಿಂದು ನನಗೆ ದ್ರೋಹವನ್ನು ಬಗ್ಗಿತ್ತಿರುವ ವಿಭೀಷಣ, ನಿನಗಿಲ್ಲಿ ಸ್ಥಳವಿಲ್ಲ, ಹೇಳಿ ಹರಡು ಇಲ್ಲಿಂದ ಹರಡು ಎಂದಾಗ ಎಲ್ಲರೂ ಹಾಸ್ಯವನ್ನು ಮಾಡುತ್ತಿದ್ದರೆ ವಿಭೀಷಣ ತನ್ನ 4 ಮಂತ್ರಿಗಳನ್ನು ಕರೆದುಕೊಂಡು ಕೈಯಲ್ಲಿ ಗದೆಯನ್ನು ಹಿಡಿದು ಥಟ್ಟನೆ ಆಕಾಶಕ್ಕೆ ಹಾರಿ ಹೇಳುತ್ತಾನಂತೆ, ಅಣ್ಣಯ್ಯ ನೀನು ನನಗೆ ಹಿರಿಯ, ನೀನು ನನ್ನನ್ನೇನೆಂದರೂ ಚಿಂತೆ ಇಲ್ಲ, ಆದರೆ ಒಂದು ಸತ್ಯವಾದ ಮಾತನ್ನು ಹೇಳುತ್ತಿದ್ದೇನೆ ಕೇಳು. ಬರುತ್ತಿದೆ ನಿನಗೆ ಮೃತ್ಯು ಕಾಲ. ನಿನಗೆ ಮಾತ್ರವಲ್ಲ, ನಿನ್ನ ಪುತ್ರ ಮಿತ್ರ ಕಳತ್ರಾದಿ ಬಾಂಧವ ಸೈನ್ಯ ಸಹಿತವಾದ ಅಪಾರವಾದ ಐಶ್ವರ್ಯವೆಲ್ಲವೂ ಕೂಡ ನಶಿಸಿ ಮಣ್ಣೊಳಗೆ ಧೂಳಾಗಿ ಹೋಗುವ ಕಾಲವೂ ಸಮೀಪಿಸ್ತಾ ಇದೆ. ಅದಕ್ಕಾಗಿಯೇ ಮೃತ್ಯು ಸನ್ನಿಹಿತವಾದವನಿಗೆ ಯಾವ ಪಥ್ಯವೂ ರುಚಿಸುವುದಿಲ್ಲ ಎಂಬಂತೆ ನೀನು ಆವೃತವಾಗಿರುವ ಜನಗಳ ಮಾತನ್ನು ಕೇಳುತ್ತಿದೀಯ? ಕೇಳು, ನಾನು ಸತ್ಯಸಂಧರಾದ ಶ್ರೀರಾಮನ ಪಕ್ಷವನ್ನೇ ಸೇರ್ತೇನೆ. ಇದೋ ಹರಿದೆ ಎಂಬುದಾಗಿ ಗಗನ ಮಾರ್ಗದಲ್ಲಿ ಹಾರಿ ಬರುತ್ತಾ ರಾಮದೇವರು ನಿಂತಿರುವ ಆ ಮಹೇಂದ್ರಗಿರಿಯ ಸಮೀಪಕ್ಕೆ ಬಂದ. ಆಕಾಶದಲ್ಲಿ ನಿಂತುಕೊಂಡ, ಗಗನ ಮಾರ್ಗದಲ್ಲಿ ನಿಂತು, ಅಯ್ಯ ಕವಿವೀರರೇ, ನಾನು ರಾವಣ ಎಂಬತಕ್ಕಂತಹ ಲಂಕಾಧಿಪತಿಯಾಗಿರುವವನ ತಮ್ಮ. ಎಷ್ಟು ವಿಧದಿಂದ ಧರ್ಮ ಬೋಧನೆಯನ್ನು ಮಾಡಿದರೆ ಕೇಳದೆ ನಮ್ಮ ಅಣ್ಣನು ಹತ್ತಿದ್ದರಿಂದ ಶ್ರೀರಾಮನಿಗೆ ಶರಣಾಗಿ ಬಂದಿದ್ದೇನೆ. ದಯಮಾಡಿ ಶ್ರೀರಾಮನಿಗೆ ನಾನು ಶರಣಾಗಿ ಬಂದಿರತಕ್ಕಂತಹ ವಿಚಾರವನ್ನು ತಿಳಿಸಿ. ಓಡಿ ಬಂದರು ಐದಾರು ಜನ. ರಾಮಪ್ಪ ಅವನ್ಯಾರೋ ರಾವಣನ ತಮ್ಮ ಅಂತೆ, ಹೆಸರು ವಿಭೀಷಣ ಅಂತೆ, ನಿನಗೆ ಶರಣಾಗಿ ಬಂದಿದ್ದೇನೆ ಅಂತಾನೆ. ಪಕ್ಕದಲ್ಲಿರುವ ಜಾಂಬು ಅಂತ ಹೇಳ್ತಾನೆ, ರಾಮಪ್ಪ ಎಲ್ಲವನು ಬಲ್ಲವನು ನೀನು, ಆಲೋಚನೆಯನ್ನು ಮಾಡು. ಸುಗ್ರೀವ ಬಂದ, ಒಡೆಯ ಇವನು ಶತ್ರುಪಕ್ಷದವನು, ನಮ್ಮಲ್ಲಿ ಸೇರಿಕೊಂಡು ನಮ್ಮಲ್ಲಿರಬಹುದಾದ ಗುಟ್ಟನ್ನೆಲ್ಲ ಚೆನ್ನಾಗಿ ತಿಳಿದು ಆ ನಂತರದಲ್ಲಿ ಹೋಗಿ ಆ ನಡೆಯಬಹುದಾದ ಕಾರ್ಯಕ್ಕೆ ರಾವಣನಿಗೆ ಸಹಾಯ ಮಾಡ್ತಾನೋ ಏನು. ಅಂಗದ ಹೇಳಿದ, ಒಡೆಯ ಆಜ್ಞೆಯನ್ನು ಕೊಡು, ಅವನಂತರಿಕ್ಷದಲ್ಲೇ ಇರಲಿ, ಹಾರಿ ಅವನನ್ನು

ನಾನು ಲಂಕಾಪುರವನ್ನೆಲ್ಲ ಪ್ರವೇಶ ಮಾಡಿ ಸುತ್ತಾಡಿದಾಗ ಸೀತಾಮಾತೆಗೆ ಅನುಕೂಲವನ್ನು ಮತ್ತು ರಾವಣನಿಗೆ ಧರ್ಮ ನೀತಿಯನ್ನು ಹೇಳ್ತಾ ಸರ್ವದಾ ದೈವ ಭಕ್ತರಾಗಿ ಬಾಳುತ್ತಿದ್ದವರು ಅಂದರೆ ಈ ವಿಭೀಷಣವೇ. ರಾಮದೇವರು ತಕ್ಷಣ ಏನು ಮಾಡಿದರಂತೆ, ಬರ ಹೇಳಿ ಅವರನ್ನ, ಅಯ್ಯ ರಾಮ ಅಭಯ ಕೊಟ್ಟಿದ್ದಾನೆ ಬನ್ನಿ. ನಾಲ್ಕು ಜನ ಮಂತ್ರಗಳಿಂದ ಅಡಗೂಡಿ ಸರ್ವದ ಕೆಳಗಿಳಿದು ಓಡಿ ಬಂದು ರಾಮನ ಪಾದಕ್ಕೆ ನಮಸ್ಕಾರ ಮಾಡಿದ. ನಮಸ್ಕಾರ ಮಾಡಿದರೆ, ರಾಮ ನಾನು ನಿನಗೆ ಶರಣಾಗಿ ಬಂದಿದ್ದೇನೆ, ನಾನು ರಾವಣನ ತಮ್ಮ ವಿಭೀಷಣ ಎಂದು ಅನೀತಿ ಅಕೃತ್ಯಗಳಲ್ಲಿ ಇರಲಾರದೆ ನಿನ್ನ ಪಾದ ಹಿಡಿದಿದ್ದೇನೆ, ದಯಮಾಡಿ ನನ್ನನ್ನು ಸ್ವೀಕರಿಸು. ರಾಮದೇವರು ಹಾಗೆ ಅವನ ಕೈ ಹಿಡಿದು, ಲಕ್ಷ್ಮಣ ಏನಣ್ಣ ಹೋಗು, ಸಮುದ್ರದಿಂದ ಜಲ ತಂದು ಇವನಿಗೆ ಅಭಿಷೇಕವನ್ನು ಮಾಡು. ಹಿಂದೆ ಇವನಿಗೆ ಲಂಕಾ ರಾಜ್ಯವನ್ನು ಪಟ್ಟ ಕಟ್ಟಿದ್ದೇನೆ ಅಂದ. ಲಂಕಾ ರಾಜ್ಯವನ್ನೇ ಪಟ್ಟ ಕಟ್ಟಿದ್ದೇನೆ. ಸುಗ್ರೀವ ಅಂದ, ಸ್ವಾಮಿ ಸ್ವಾಮಿ ಸ್ವಾಮಿ ಇದೇನು ಮಾತಾಡ್ತಾ ಇದ್ದೀರ? ಅಲ್ಲ ಸ್ವಾಮಿ, ರಾವಣ ಇನ್ನೂ ಸಾಯಿಲೇ ಇಲ್ಲ. ಒಂದು ವೇಳೆ ಅವನಿಗೇನಾದ್ರೂ ಒಳ್ಳೆ ಬುದ್ಧಿ ಬಂದು ನಿಮ್ ಕಾಲಿಡ್ಕೊಂಡ್ರೆ ಏನ್ ಮಾಡ್ತೀರ? ರಾಮ ಹೇಳಿದ, ಒಂದು ವೇಳೆ ಅವನಿಗೇನಾದ್ರೂ ಒಳ್ಳೆ ಬುದ್ಧಿ ಬಂದು ಪಾದಕ್ಕೆ ಬಂದು ಶರಣಾದರೆ ಅವನಿಗೆ ನನ್ನ ಅಯೋಧ್ಯಾ ನಗರಿ ಕೊಟ್ಟು ಬಿಡ್ತೇನೆ. ಸ್ವಾಮಿ, ಅಯೋಧ್ಯಾ ನಗರಿ ಭರತನ ಕೊಟ್ಟಿದ್ದೀರಲ್ಲ, ಅವನಿಗೇನ್ ಮಾಡ್ತೀರ? ಹಾಗಾದ್ರೆ ನನ್ನ ತಮ್ಮನಾದ ಭರತನಿಗೆ ನನ್ನ ವೈಕುಂಠ ಕೊಟ್ಟು ಬಿಡ್ತೇನೆ. ಸ್ವಾಮಿ, ಎಲ್ಲ ಎಲ್ರಿಗೂ ಕೊಟ್ಬಿಡ್ತ, ತಾವೆಲ್ಲಿರ್ತೀರ? ನಿಮ್ಮ ಜೊತೆಯಲ್ಲಿ ಸದಾ ವನವಾಸ ರಾಮನಾಗಿ ಇದ್ದು ಬಿಡ್ತೇನೆ. ಆಗಬಹುದಲ್ವೇ? ಮಾರುತಿ ಹೇಳ್ತಾನೆ, ಒಡೆಯ ನೀನು ಸರ್ವಜ್ಞ ಎನ್ನುವುದಕ್ಕೆ ಸಾಕ್ಷೀಭೂತವಾಗಿದೆ ಇದೋ ಎಂಬುದಾಗಿ ಜಲವನ್ನು ತಂದು ಅಭಿಷೇಕವನ್ನು ಮಾಡಿ ಅಲ್ಲೇ ಲಂಕಾ ರಾಜ್ಯದ ಪಟ್ಟಾಭಿಷೇಕವನ್ನು ಮಾಡಿಬಿಟ್ಟು. ಆ ನಂತರದಲ್ಲಿ ರಾಮದೇವರು ಕೇಳಿದರಂತೆ, ವಿಭೀಷಣ, ನೀನೀಗ ನಮ್ಮವನಾದೆ, ನಮ್ಮ ಸಂಗಡಿಗನಾದೆ. ಈಗ ಆ ಒಂದು ವಿಚಾರಕ್ಕೆ ನಿನ್ನ ಸಲಹೆ ಬೇಕಾಗಿದೆ. ನಾವು ಈ ಸಮುದ್ರಕ್ಕೆ ಸೇತುವೆಯನ್ನು ಕಟ್ಟಬೇಕಲ್ಲ, ಹೇಗೆ? ಅವನಂದ, ಸ್ವಾಮಿ ನನಗೆ ಗೊತ್ತಿರೋದು ಒಂದೇ ಒಂದು ಉಪಾಯ. ಯಾವುದಪ್ಪ? ನಾವು ಸಮುದ್ರ ರಾಜನಿಗೆ ಶರಣ ಹೊಡೆಯೋಣ, ಅವನು ಪ್ರಾರ್ಥನೆ ಮಾಡ್ಕೊಳ್ಳೋಣ, ಹೇಗಾದ್ರೂ ಗೆದ್ದು ಬಿಡ್ತೀವಿ. ಹನುಮಂತ ಕೇಳ್ದ, ಯಾವ ಆಧಾರದ ಮೇಲೆ ಈ ಮಾತಾಡ್ತಿದ್ದೀಯ ನೀನು? ಅವನು ಶರಣ ಹೊಡೆಯೋಣ, ನಮಗ್ ಭಯವಿಲ್ಲ ಅಂತೀಯಲ್ಲ, ಯಾವ ಆಧಾರದ ಮೇಲೆ? ಆ ವಿಭೀಷಣ ಹೇಳ್ದ, ನನ್ನೇ ಆಧಾರ. ಏನ್ ನಿನ್ನ ಆಧಾರ? ರಾಮನು ಬಂದು ಶರಣ ಹೊಡೆದೆ, ನಾ ಬದುಕೊಂಡೆ. ರಾಮನಿಗೆ ಶರಣೆಂದು ಕರ ಮುಗಿದೆ, ಮರಣ ಭಯವಿಲ್ಲದೆ ಬಾಳುತ್ತಿದ್ದೇನೆ ಎಂದ ಮೇಲೆ ಯಾರು ಶರಣು ಅಂತಾರೆ ಅವರಿಗೆ ಮರಣದ ಭಯವಿಲ್ಲ. ಸಮುದ್ರ ರಾಜನಿಗೋಸ್ಕರವಾಗಿ ಪ್ರಾರ್ಥನೆಯನ್ನು ಮಾಡಲು ಮಹಾನುಭಾವನಾಗಿರ್ತಕ್ಕಂಥ ಶ್ರೀರಾಮದೇವ ದರ್ಪಶಯನಾಗಿ ಮಲಗಿದ್ದಾನಂತೆ. ಗುಡುಗು ಸಿಡಲು ಏಕಕಾಲ ಪ್ರಕಾರದಲ್ಲಿ ಗಡಗಡ ಗಡಗಡೆ ನಡೆಯುತ್ತಿದ್ದಂತೆ. ಸಮುದ್ರ ಮಧ್ಯದಿಂದ ಎದ್ದು ಬಂದುಬಿಟ್ಟ ಸಮುದ್ರ ರಾಜ, ತಾಲು ತಾಲು ಒಡೆಯ, ಇದೇನನ್ನೇ ಮಾಡ್ತಾ ಇದ್ದೀಯಾ? ಸ್ವಾಮಿ, ಸಮಸ್ತ ಭುವನಕ್ಕೂ ನೀನೇ ಉಡೆಯನಾಗಿರುವಾಗ ನಾನ್ ನಿನಗೆ ಅನುಮತಿ ಕೊಡೋದೇನಿದೆ? ಆದರೂ ಸಹ ಸಮುದ್ರವು ಹೇಗಿರಬೇಕು ಎಂಬತಕ್ಕಂಥ ನೀತಿಯನ್ನು ಮೀರಿ ಹೋಗಬಾರದಾದ್ದರಿಂದ ನಾನು ಶಾಂತ ಚಿತ್ತನಾಗಿದ್ದೆ. ಒಡೆಯ, ನಾನು ಇಷ್ಟು ಮಾತ್ರ ಹೇಳಬಹುದು. ಏನದು ಎಂದರೆ, ಈ ಸಮುದ್ರದ ಮೇಲೆ ನೀವು ನಿರ್ಮಾಣ ಮಾಡತಕ್ಕಂತಹ ಸೇತುವೆಗೆ ನನ್ನಿಂದಾಗಿ ಯಾವ ವಿಧವಾದ ಕುಂದುಕೊರತೆಗಳಾಗದಂತೆ ನಿಮ್ಮನ್ನು ಕಾಪಾಡಿಕೊಳ್ಳುತ್ತೇನೆ. ಕವಿವೀರರೇ, ಹೋಗಿ ಎಲ್ಲರೂ ಬೆಟ್ಟ ಗುಡ್ಡಗಳನ್ನು ತೆಗೆದುಕೊ ಬನ್ನಿ, ಸೇತುವೆ ನಿರ್ಮಾಣ ಮಾಡೋಣ. ಹಾಗಂದಿದ ಕೂಡಲೇ ಹಾರಿದರಂತೆ ಕಪಿಗಳು, ರಾಮ ರಾಮ ಜಯ ರಾಮ ರಾಮ ರಘು ರಾಮ ರಾಮ ಶ್ರೀರಾಮ. ಸೇತುವೆ ನಿರ್ಮಾಣವಾಗ್ತಾ ಇದೆ. ರಾವಣ ಕಟಕಟನೆ ಹಲ್ಲನ್ನು ಕರೆದ ಸ್ವಜಾತಿ ಶತ್ರು ವಿಭೀಷಣ, ಕೇವಲ ರಾಜ್ಯಲೋಪದಿಂದ ಅಣ್ಣನಾಗಿರುವ ರಾವಣನ ಪಕ್ಷವನ್ನು ತೊರೆದು ಶತ್ರು ಪಕ್ಷವನ್ನು ಸೇರಿದ, ನನಗೆದುರೋಗಿ ಸಿಕ್ಕಿದ್ದರವರ ಎದೆಯನ್ನು ಸೀಡಿ ರಕ್ತಲೋಕುಳೆಯ ನಾಡಿ ನಾಡಿನಲ್ಲಿ ವಿಜಯ ದುದ್ದುಭೆಯನ್ನು ಮೊಳಗಿಸುತ್ತಿದ್ದೆ. ಆದರೆ ಈಗ ತಾನೇ ಏನಾಯಿತು? ಕಪಿಗಳೇ, ನೀವೆಲ್ಲರೂ ಹೆದರಿದರೆ ಭಯಪಟ್ಟರೆ ಪಾಪ ಪಾಪ. ಈ ಕಪಿ ಸೈನ್ಯವು ನಮ್ಮನ್ನೇನು ಮಾಡಬಲ್ಲದ್ದು? ಎಲ್ಲರೂ ಸಿದ್ಧರಾಗಿ. ಇದನ್ನ ರಾಮದೇವರೇನು ಮಾಡಿದರಂತೆ, ತಾವೊಂದು ಶಿವೇಲಾದ್ರಿ ಗಿರಿಯ ಮೇಲೆ ನಿಂತು ಒಂದು ಸಲ ಈ ಲಂಕಾಪಟ್ಟಣವನ್ನೆಲ್ಲವನ್ನು ನೋಡ್ತಾ ಇದ್ದಾನೆ. ಲಂಕಾಪಟ್ಟಣವನ್ನು ನೋಡಿ, ಆಹಾ, ಸುಂದರವಾದ ಈ ನಗರಿ, ವಿಶ್ವಕರ್ಮನು ತಮ್ಮ ಮನ ಪ್ರಭಾವದಿಂದ ನಿರ್ಮಾಣ ಮಾಡಿರತಕ್ಕಂಥ ಈ ನಗರಿ ಅನ್ಯಾಯವಾಗಿ ನಾಶವಾಗಿ ಹೋಗುತ್ತಲ್ಲ, ಬಿಡಬಾರದೀಗ. ಈಗಿರತಕ್ಕಂಥದ್ದು ಒಂದೇ ಸಂದರ್ಭ, ಯುದ್ಧ ಪ್ರಾರಂಭ ಮಾಡುವ ಮುನ್ನ ರಾಜಧರ್ಮಕ್ಕನುಸಾರವಾಗಿ

ರಾಯಭಾರಿಯನ್ನು ಕಳಿಸಬೇಕು. ಅಂಗದ, ನೀ ರಾಯಭಾರಿಯಾಗಿ ಹೋಗಬಾ. ಆಗ್ಬೋದು ಸ್ವಾಮಿ. ರಾವಣನಿಗೆ ಭಯ ಬಂತು. ರಾವಣ ಏನು ಮಾಡಿದ, ವಿದ್ಯುಜ್ಜುಹ ಅಂಬತಕ್ಕಂಥ ಒಬ್ಬ ಸೈನಿಕನನ್ನು ಕರೆದ. ಈಗ ಉಪಾಯವಾಗಿ ನಾವು ಗೆದ್ದು ಬಿಡೋಣ. ಏನು ಮಾಡಬೇಕು ಸ್ವಾಮಿ? ಏನಿಲ್ಲ, ರಾಮದೇವರಂಗೊಂದು ಮಾಯಾ ಶಿರಸ್ಸನ್ನು ತಯಾರು ಮಾಡು. ಸೀತೆ ಸತ್ತೋದ್ರೆ ಅದೇ ವ್ಯಸನದಲ್ಲಿ ರಾಮ ಸತ್ತೋಗ್ತಾನೆ. ಉಪಾಯವಾಗೆಲ್ಲ ಗೆದ್ದು ಬಿಡಬಹುದು. ಕೆಲವರು ಉಪಾಯ ಮಾಡಕ್ ಹೋಗಿ ಅಪಾಯಕ್ಕೆ ಸಿಕ್ಕಾಕೊಂಡ್ಬಿಡ್ತಾರೆ. ಕೂಡಲೇ ಶಿರಸ್ಸನ್ನು ಧನಸ್ಸನ್ನು ನಿರ್ಮಾಣ ಮಾಡಿದ ಅವನು. ದಡ ದಡ ದಡ್ಡ ಬಂದ ರಾವಣ ಅಶೋಕವನಕ್ಕೆ ಬಂದು ಹೇಳುತ್ತಿದ್ದಾರೆ, ಸೀತಾ ಕಳಾಕಾಡಿಯಲ್ಲಿ ಹೇಳು, ಆ ನಿನ್ನ ರಾವಣಾಗಿರ್ತಕ್ಕಂಥ ಸಮಸ್ತ ಸೈನ್ಯ ಪರಿವಾರ ಸಮೇತರಾಗಿ ಬಂದವನನ್ನ ನನ್ನ ಮಂತ್ರಿಯಾಗಿರ್ತಕ್ಕಂಥ ಪ್ರಹಸ್ತ, ಏಯ್ ಯಾರಿಗೆ ಹೇಳ್ತಾ ಇರೋದು? ನನ್ನ ಮಂತ್ರಿಯಾಗಿರುವ ಪ್ರಹಸ್ತ, ಆ ನಿನ್ನ ರಾಮನ ತಲೆಯನ್ನು ತೆಗೆದು ತಂದು ಹಾಕಿದ್ದಾನೆ ನೋಡು. ಇದ ನೋಡು, ನಿನ್ನ ಗಂಡನಾದ ರಾಮನ ತಲೆ ಆ ಶಿರಸ್ಸನ್ನು ಧನುಸ್ಸನ್ನು ಬಿಸಾಡಿದರಂತೆ. ಬಿಸಾಡಿದ ಕೂಡಲೇ ಸೀತಾದೇವಿ ರಾಮ ಅಂತ ಮೂರ್ಛೆ ಬಿದ್ದರು. ಮೂರ್ಛೆ ಬಿದ್ದರೆ ರಾವಣ ಹೇಳ್ತಾರೆ, ಈಗಲಾದರೂ ನನ್ನ ಒಳಾಗು ರಾಮ ರಾಮ ಎಂದೇ ಆ ರಾಮನನ್ನ ಸಂಹಾರ ಮಾಡದ ಪ್ರಹಸ್ತ. ಅವನ ಯಾರೋ ಜಾಂಬು ಅಂತ ಅಂತಿದ್ದನಲ್ಲ, ಅವನು ಹೇಳಿದ ಕೆಡದ ಓಡೋಗ್ಬಿಟ್ಟ. ಲಕ್ಷ್ಮಣ ಅಂತಿದ್ದನಲ್ಲ, ಆ ಲಕ್ಷ್ಮಣನು ಸೈನ್ಯವನ್ನು ಕರ್ಕೊಂಡು ಆ ಭಯದಿಂದ ಸಮುದ್ರ ತಲುಪಿದ ಹೋದ. ಹನುಮಂತ ಎಂಬುವನ ಬಾಯಿ ಸೀಳಿ ರಕ್ತಕಾರಿ ಸತ್ತು ಹೋದ. ಸುಗ್ರೀವನನ್ನ ನಮ್ಮ ಸೈನಿಕರು ತುಳಿದು ಹಾಕಿಬಿಟ್ರು. ನಿನ್ನ ಕಡೆ ಉಳಿದ ಆ ರಾಮ ಸತ್ತ. ಸೀತೆ ಮೂರ್ಛಿತಳಾಗಿ ಗಳಗಳದೆ ಕಣ್ಣೀರನ್ನು ಸುರಿಸುತ್ತಿದ್ದಾಳೆ. ಸುರಿಸುವಾಗ ರಾವಣ ನಗುತ್ತಿದ್ದರೆ ಸೇವಕ ಒಬ್ಬರು ಬಂದ, ಮಹಾಸ್ವಾಮಿ ಏನು, ನಮ್ಮ ಪ್ರಧಾನಿಗಳಾದ ಪ್ರಹಸ್ತರು ನಾಳೆ ನಡೆಯಬಹುದಾದ ಯುದ್ಧದ ವಿಚಾರವನ್ನು ಮಾತನಾಡಲಿಕ್ಕೆ ಅವಸರವಾಗಿ ನಿಮ್ಮನ್ನು ಕರ್ಕೊಂಬಂದ್ರು. ದಡ ದಡ ದಡದನ್ನು ಓಡಿ ಹೋಗ್ಬಿಟ್ಟ ರಾವಣ. ಈ ಸುಳ್ಳು ಹೇಳೋ ರಂಗೆ ಸಿಕ್ಕಾಕೊಂಬಿಡ. ದಾಸರೇ ನಾಳೆ ಎಲ್ಲಿ ನಿಮ್ಮ ಕಥೆ? ನಾಳೆ ಡೆಲ್ಲಿ. ಎಲ್ಲಾದ್ರೂ ಇಲ್ಲೇ ಸಿಕ್ಕಾಕೊಂಬಿಡೋದು ಏನ್ರಿ? ಡೆಲ್ಲಿ ಅಂದ್ರೆ ಇಲ್ಲೇ ಇದ್ದೀರಾ? ನಾನು ಅಂದಿದ್ದು ಗಲ್ಲಿ, ಅದು ನಿಮಗೆ ಕೇಳಿಸಿ ಡೆಲ್ಲಿ ಅನ್ನೋದು. ಅದು ಸುಳ್ಳು, ಇದು ಸುಳ್ಳು. ಹಾಗೆ ಹೋದ ಕೂಡಲೇ ಅಲ್ಲೇನಾಗಿದೆ ಎಂದರೆ ಸೀತಾದೇವಿಯ ಪಕ್ಕದಲ್ಲೇ ಇದ್ದಳಂತೆ ವಿಭೀಷಣನ ಹೆಂಡತಿ ಸರಮೆ ಅಂತ. ಆ ಸರಮೆ ಬಂದು ಕೈ ಹಿಡಿದು ಹೇಳ್ತಾಳೆ, ಅಮ್ಮ ಸೀತಾ ನಾನಿಲ್ಲೇ ಇದ್ದೀನಿ ತಾಯಿ, ನೀನೇನು ಭಯಪಡಬೇಡಮ್ಮ. ಅಮ್ಮ ನನ್ನ ಮಾತನ್ನು ಕೇಳು, ರಾಮನಿಗೇನೂ ಆಗಿಲ್ಲ. ರಾವಣ ನಿನ್ನ ಹತ್ರ ಮಾತಾಡುತ್ತಿದ್ದ ಮಾತನ್ನೆಲ್ಲ ಕೇಳಿಕೊಂಡೇ ನಾನಿದ್ದೇನಮ್ಮ, ನಾನು ಹೋಗಿ ನೋಡಿ ಬಂದಿದ್ದೇನಮ್ಮ, ರಾಮ ಲಕ್ಷ್ಮಣರು ಸುರಕ್ಷಿತವಾಗಿದ್ದಾರೆ. ಅದ ನೋಡು ಕೇಳು ಕೇಳು ಎಂದ್ರೆ ಡಮ ಡಮ ಡಮ ಡಮ ಡಮ ಡಮ ಸಂದಾಯಿತು. ಆ ರಣಭೇರಿಯನ್ನು ಕೇಳಿದೆಯಾ? ಜಯಭೇರಿಯನ್ನು ಕೇಳಿದೆಯಾ? ಆ ರಣಭೇರಿ ಜಯಭೇರಿಗಳನ್ನು ಕೇಳು, ರಾಮನ ಸೈನ್ಯ ಯುದ್ಧಕ್ಕೆ ಸಿದ್ಧವಾಗುತ್ತಿದೆ. ರಾಮನ ಹೆಸರಿನಲ್ಲಿ ಜಯಘೋಷ ಮಾಡಿಕೊಂಡು ಸೀತಾದೇವಿ ತಿರುಗಿ ನೋಡ್ತಾಳೆ, ಆ ಮಾಯಾ ಶಿರಸ್ಸು ಧನಸ್ಸು ಎಲ್ಲ ಮಾಯವಾಗಿಬಿಟ್ಟಿದೆ. ಸೀತೆಗೆ ಸರಮೆಯಿಂದ ಮನಸ್ಸಿಗೆ ಎಷ್ಟೋ ಸಮಾಧಾನವಾಗಿ ಕುಳಿತಳಂತೆ. ಇಲ್ಲಿ ರಾವಣ ಓಡಿ ಬಂದ, ಏನು ಸ್ವಾಮಿ ಇನ್ನೇನು, ಎಲ್ಲ ಯುದ್ಧಕ್ಕೆ ಬರೋ ಸಂದರ್ಭ, ಶ್ರೀರಾಮದೇವರು ಸೈನ್ಯವನ್ನೆಲ್ಲ ಕಂಡು ಅಂಗದ ನೀನು ಹೋಗಿ ರಾವಣನಿಗೆ ಒಮ್ಮೆ ಹೇಳಿ ಬಾ. ಹಾಗನ್ನುವಾಗ ಅಂಗದ ಹಾರಿದರಂತೆ, ಶ್ರೀರಾಮ ಜಯ ರಾಮ ರಘುರಾಮ ಶ್ರೀರಾಮ. ಅಂಗದ ಹಾರಿ ರಾವಣನ ದರ್ಬಾರಿನಲ್ಲಿ ಬಂದಿರಿದ. ರಾವಣ ಕಂಡ, ಯಾರು ನೀನು? ಆಗ ಅಂಗದ ಹೇಳಿದರಂತೆ, ನಾನೇ ಶ್ರೀರಾಮದೂತ. ರಾಮದೂತ? ಹಿಂದೆ ಒಂದು ಸಲ ಬಂದಿದ್ದಲ್ಲ, ನೀನೇಯೋ? ಅದಕ್ಕೆ ಅಂಗದ ಹೇಳ್ತಾನೆ, ಇಲ್ಲ ಇಲ್ಲ, ಹಿಂದೆ ಬಂದಿದ್ದವನು ನಮ್ಮ ಹನುಮಂತ, ಅವನ ಪರಿಚಯ ನಿನಗೆ ಚೆನ್ನಾಗಿದೆ, ನಿಮ್ಮ ಮೂರ್ನವ್ರಿಗೆಲ್ಲರಿಗೂ ಅವನ ಹೆಸರೇ ಸಾಕು, ಚಳಿ ಜ್ವರ ಬಂದುಬಿಡುತ್ತೆ. ಆದರೆ ನಾನಾರಂಭದ ಪರಿಚಯ ನಿನಗಿರಬೇಕಲ್ಲ. ಅಂಗದ ರಾಯಭಾರಿಯಾಗಿ ಬಂದವನು ವಿರೋಧಾತನಾಗಿ ಮಾತನಾಡುತ್ತಾನೆ, ಒಂದು ವೇಳೆ ನನ್ನ ಪರಿಚಯ ನಿನಗೆ ಅಷ್ಟಿಲ್ಲದೆ ಹೋದ್ರು ನನ್ನ ಈ ಎಡಗಾಲಿನ ಪರಿಚಯ ಚೆನ್ನಾಗಿರಬಹುದು ನಿನಗೆ. ಏಕೆಂದರೆ ನನ್ನ ತಂದೆಯಾದ ವಾಲಿಯು ನಿನ್ನ
ಕೊಲೆಯ ಹುಳುವೆಂದು ತಂದು ನನ್ನ ತೊಟ್ಟಿಲಿಗೆ ಕಟ್ಟಿದಾಗ ನಾನು ಚಿಕ್ಕ ಮಗುವಾಗಿದ್ದವನು ನಿನ್ನನ್ನು ಆಗಾಗ ಒದೀತಾ ಇದ್ದೆ. ಆ ಕಾಲ ಇದು, ಅದು ನಿನಗೆ ಗುರುತಿರಬಹುದು. ರಾವಣನ ಮಜ್ವಾಯಿ ಕವಿ ಚಪಲ ಚಿತ್ತಕ್ಕನುಸಾರವಾಗಿ ಮಾತನಾಡುತ್ತಿರುವ ಬಂದಿರುವ ಕಾರಣವೇನು ಹೇಳೋ? ರಾಯಭಾರಿಯಾಗಿ ಬಂದಿದ್ದೇನೆ, ಉಚಿತವನ್ನು ಹೇಳುತ್ತಿದ್ದೇನೆ. ಈಗಲೂ ನಿನ್ನ ಪರಿವಾರ ಸಹಿತ ಬಂಧು ಮಿತ್ರರಿಂದ ಅಡಗೂಡಿ ಸುಖದಿಂದ ಬಾಳಬೇಕೆಂಬಿಚ್ಛಿರುವುದಾದರೆ ದಯಾಘನನಾಗಿರುವ ಶ್ರೀರಾಮಚಂದ್ರನ ಪಾದದಲ್ಲಿ ಶರಣಾಗು. ನೀನು ನಿನ್ನ ಬಾಂಧವರೆಲ್ಲ ಉಳಿಯುತ್ತಾರೆ. ರಾಜಧರ್ಮಕ್ಕನುಸಾರವಾಗಿ ರಾಯಭಾರಿಯಾಗಿ ಬಂದಿದ್ದೇನೆ. ಎಚ್ಚರಿಕೆ ಎಚ್ಚರಿಕೆ ಅಂದಾಗ ರಾವಣನು ಮಾಡಿದ ಎಲವೋ ಕಪಿಯೇ, ನನಗೆ ಎಚ್ಚರಿಕೆ. ಯಾರಲಿ ಹಿಡೀರಿ ಇವನನ್ನ, ಅಂಗದ ನಕ್ಕ ಹಿಡೀರಿ, ನಾನೇನ್ ಬೇಡ ಅಂದ ಹಿಡೀರಿ. ಐದಾರು ಜನ ರಾಕ್ಷಸರು ಬಂದು ಹಿಡ್ಕೊಂಡ್ರು. ಆ ಕೈಗಳನ್ನು ಹಿಡ್ಕೊಂಡ್ರೆ ಶ್ರೀರಾಮಂತ ಅವರನ್ನೇ ಹಿಡ್ಕೊಂಡ್ಬಿಟ್ಟ, ಗರಿಂದ ಅವರನ್ನೇ ಹಿಡ್ಕೊಂಡು ಹಾರಿದ. ಹಾರುವಾಗ ಏನು ಮಾಡಿದ್ದಾನೆ? ರಾವಣ ಸಿಂಹಾಸನ ಮೇಲೆ ಕುಳಿತಿದ್ದರಲ್ಲ, ಅವನ ತಲೆಯ ಮೇಲೆ ಕಿರೀಟ ಇತ್ತಲ್ಲ, ತನ್ನ ಎಡಗಾಲಿನಿಂದೊಂದ್ಸಲ ಕಿರೀಟವನ್ನು ಒತ್ತ, ಕಿರೀಟ ಡಮ್ಮನುಳೋಯ್ತು. ಈ ಕಂಕುಳಲ್ಲಿ ಹಿಡ್ಕೊಂಡಿದ್ನಲ್ಲ, ಅವ್ರ ಮ್ಯಾ ಅಲಕ್ಕೆ ಎತ್ಕೊಂಡು ಹೋಗ್ಬಿಟ್ಟ, ಅಲ್ಲಿಂದ ಬಿಟ್ಬಿಟ್ಟಂತೆ. ಅವ್ರ ಕೆಳಗೆ ಬಂದವ್ರು ಕಣ್ಣೇ ಬಿಡ್ಲಿಲ್ಲ. ಹಾರಿ ಬಂದ ಅಂಗದ ಒಡೆಯ, ಆಯಿತು ನನ್ನ ಕರ್ತವ್ಯ. ರಾವಣನಿಗೆ ಎಚ್ಚರಿಕೆಯನ್ನು ಕೊಟ್ಟೆ, ರಾವಣ ಒಪ್ಪಲಿಲ್ಲ. ಯುದ್ಧ ಮಾರನೇ ದಿನ ಪ್ರಾರಂಭವಾಯಿತಂತೆ ಯುದ್ಧ. ಮಹಾನುಭಾವನಾಗಿರ್ತಕ್ಕಂಥ ರಾಮ ಸೈನ್ಯ ಅಲ್ಲಿ ರಾವಣನ ಕಡೆ ಪ್ರಹಸ್ತ, ಅತಿಕಾಯ, ಮಹೋದರ ಮತ್ತು ಇಂದ್ರಜಿತು ಇವರೇ ಮೊದಲಾದವರೆಲ್ಲೂ ಬರುತ್ತಿದ್ದಾರೆ. ಯುದ್ಧ ಪ್ರಾರಂಭವಾಯಿತು. ಆ ರಾಕ್ಷಸನ ಕಡೆಯ ಸೈನಿಕರು ಸ್ವರ್ಣ ಕವಚಗಳನ್ನು ಧರಿಸಿ ಬಂಗಾರದ ಗಂಟೆಗಳನ್ನು ಕಟ್ಟಿರುವ ಕುದುರೆಗಳ ಮೇಲೆ ಜನ ಜನ ಜನ ಜನ ಜನ ಜನರು ನಾದವನ್ನು ಮಾಡಿಕೊಂಡು ಯುದ್ಧಕ್ಕೆ ಬರುತ್ತಿದ್ದರೆ ಮಹಾನುಭಾವನಾದ ಇಂದ್ರಜಿತು ಈ ಸೈನಿಕರನ್ನು ನೋಡಿ ಒಂದು ಸಲ ಬಾಣವನ್ನೇಳದ ಆಕ್ರೋಶ ಮಾಡಿಬಿಟ್ಟನು. ಬಿಟ್ಟರೆ ಆ ಬಾಣದಿಂದಾಗಿ ಕಪಿ ಸೈನಿಕರೆಲ್ಲ ನಾಶವಾಗ್ತಿದ್ರು. ಇದನ್ನ ಕಂಡು ವಾಲಿಪುತ್ರನಾದ ಅಂಗದ ಹಾರಿನ. ಹಾರಿ ಒಮ್ಮೆ ಆ ಇಂದ್ರಜಿತುವಿನ ಮೇಲೆ ಬಿದ್ದು ತನ್ನ ಎಡಗಾಲಿನಿಂದ ಒದ್ದರೆ ಇಂದ್ರನನ್ನೇ ಗೆದ್ದ ಇಂದ್ರಜಿತುವು ತಾನು ಯುದ್ಧವನ್ನು ಮಾಡುತ್ತಾ ಮಾಡುತ್ತಾ ಮಾಡುತ್ತಾ ಕೆಟ್ಟನ ಬಾಯವಾಗಿ ಹಾರಿಬಿಟ್ಟ. ಆಕಾಶಕ್ಕೆ ಹಾರಿ ಯಾರ ಕಣ್ಣಿಗೂ ಕಾಣದೆ ಅಲ್ಲಿಂದ ಬಾಣ ವರ್ಷವನ್ನು ಕರೆಯುತ್ತಾ ಇದ್ದಾನೆ. ಏನು ಬಾಣಗಳ ಸುರಿಮಳೆ ಬರ್ತಾ ಇದೆ. ರಾಮ ಲಕ್ಷ್ಮಣರು ದಿಕ್ಕು ಕಾಣದೆ ನೋಡುತ್ತಿದ್ದಾರೆ. ಎಲ್ಲಿಂದ ಬರ್ತಾ ಇದೆ ಈ ಬಾಣ, ಎಲ್ಲಿಂದ ಬರ್ತಾ ಇದೆ ಈ ಬಾಣ ಎನ್ನುವುದರೊಳಗಾಗಿ ಮಹಾನುಭಾವನಾಗಿರ್ತಕ್ಕಂಥ ಇಂದ್ರಜಿತು ಪಾಶಾಸ್ತ್ರವನ್ನು ಹಿಡಿದು ನಾಗಪಾಶಾಸ್ತ್ರವನ್ನು ಪ್ರಯೋಗಿಸಿದ. ಆ ನಾಗಪಾಶಾಸ್ತ್ರದಿಂದ ರಾಮ ಲಕ್ಷ್ಮಣರಿಬ್ಬರು ಬಂಧಿತರಾಗಿ ಬಿದ್ದೋಗ್ಬಿಟ್ರು, ಮೂರ್ಛೆ ಬಿದ್ದು ಹೋದರು. ಇಂದ್ರಜಿತು ಇದನ್ನೆಲ್ಲ ನೋಡಿ ತನ್ನ ತಂದೆಯಾಗಿರ್ತಕ್ಕಂಥ ರಾವಣನಿಗೆ ಬಂದು ಸುದ್ದಿಯನ್ನು ಮುಟ್ಟಿಸಿದಂತೆ, ಅಪ್ಪ ಆ ರಾಮ ಲಕ್ಷ್ಮಣರಿಬ್ಬರು ಸತ್ತಾದರು. ರಾವಣನಿಗೆ ಆನಂದವಾಗ್ಬಿಡ್ತು, ಭಲೇ ಮಗನೇ ನನ್ನ ಮಗನಾಗಿ ಹುಟ್ಟಿದ್ದಕ್ಕೆ ಸಾರ್ಥಕವಾಯಿತು. ರಾಮದೇವರು ಸ್ವಲ್ಪ ಕಾಲದ ಮೇಲೆ ಎಚ್ಚರರಾದರಂತೆ, ಎಚ್ಚರರಾಗಿ ಆ ಪಾಶದಿಂದ ಮುಕ್ತರಾಗದೆ ಒತ್ತಾಡುತ್ತಿದ್ದರೆ ಇದ್ದಕ್ಕಿದ್ದಾಗೆ ಭರ್ರನೆ ಬೆಳಕಾಯಿತು, ಗಾಳಿ ಬೀಸ್ತು. ಇದೇನೋ ಗಾಳಿ ಬೀಸ್ತಾ ಇದೆಯಲ್ಲ ಅನ್ನುವಾಗ ಶ್ರೀಹರಿಯ ವಾಹನವಾದ ಗರುಡದೇವರು ಬರ್ತಾ ಇದ್ದಾರಂತೆ. ಆ ಗರುಡದೇವರು ಬಂದ ಕೂಡಲೇ ಈ ಸುತ್ತಕೊಂಡಿದ್ದ ಹಾವುಗಳೆಲ್ಲ ಪಟ ಪಟ ಪಟ ಪಟ ಪಟ್ಟ ಬಿಟ್ಕೊಂಡು ಹೊರಟರು. ಆಗ ಗರುಡದೇವ ಹೇಳುತ್ತಿದ್ದಾನೆ, ಹೇ ಶ್ರೀಮನ್ ನಾರಾಯಣ ಅವತಾರಿಯಾದ ರಾಮನೇ, ಇಂದ್ರಜಿತು ನಿನ್ನ ಮೇಲೆ ಪ್ರಯೋಗ ಮಾಡಿದ್ದ ಅಸ್ತ್ರ ನಾಗಾಸ್ತ್ರಗಳ ಪಾಶ, ಅದನ್ನು ಬಿಡಿಸಿಕೊಳ್ಳಲು ಯಾರಿಂದಲೂ ಸಾಧ್ಯವಿರಲಿಲ್ಲ. ಆದ್ದರಿಂದಲೇ ನಾನು ಈ ವಿಚಾರವನ್ನರಿತು ನಿನ್ನ ಸಂದರ್ಶನಾರ್ಥವಾಗಿ ಬಂದೆ. ನೋಡು ಅಂದ್ರೆ ಗರುಡನನ್ನು ನೋಡಿದ ಕೂಡಲೇ ಎಲ್ಲ ಹೋಗ್ಬಿಟ್ಟು. ಆ ಇಂದ್ರಜಿತು ಅಸ್ತ್ರ ಪ್ರಯೋಗ ಮಾಡುವಾಗ ನಾಗಾಸ್ತ್ರವನ್ನು ಬಿಟ್ಟರೆ ಅದು ಅಷ್ಟೇ ಬಲಿಷ್ಠವಾಗಿರ್ತಿತ್ತು. ಕಾರಣವೇನು ಎಂದರೆ ಆ ನಾಗರಾಜನಾದ ಆದಿಶೇಷನಿಗೆ ಅಳಿಯ ಇವನು ಅಂತ. ಇದನ್ನರಿತ ಗರುಡದೇವರೇ ಬಂದು ಆ ಪಾಶದಿಂದ ರಾಮಲಕ್ಷ್ಮಣರನ್ನು ಮುಕ್ತರನ್ನಾಗಿ ಮಾಡಿದರಂತೆ. ಮಾಡಿದ ಮೇಲೆ ಮತ್ತೆ ಯುದ್ಧಕ್ಕೆ ಸಿದ್ಧನಾಗಿದ್ದಾನೆ ಮಹಾನುಭಾವನಾದ ರಾಮ ಲಕ್ಷ್ಮಣನೊಡನೆ. ರಾವಣನ ಸೈನ್ಯ ಬರ್ತಾ ಇದೆ ಒಬ್ಬೊಬ್ಬರಾಗಿ, ಒಬ್ಬೊಬ್ಬರಾಗಿ ಬರ್ತಾ ಇದ್ದಾರೆ. ಬಂದವರನ್ನೆಲ್ಲ ವಿಭೀಷಣ ತೋರಿಸ್ತಿದ್ದಾನೆ. ಇವನ ನೋಡು ಮಹೋದರ ಎಂಬತಕ್ಕಂಥ ಅವನು
ಇವನೇ ಪ್ರಹಸ್ತ ನೋಡಿ, ಇವನ ಮಗನಾಗಿರ್ತಕ್ಕಂತ ಅವನು ಬಂದಿದ್ದಾನೆ. ಇವನು ಕುಂಭಕರ್ಣನ ಮಗ ನಿಕುಂಭ, ಕುಂಭಕರ್ಣನ ಮಗ ನಿಕುಂಭ. ಒಬ್ಬೊಬ್ಬರಾಗಿ ಒಬ್ಬೊಬ್ಬರಾಗಿ ಎಲ್ಲರೂ ಹತರಾಗೋದರಂತೆ. ಒಬ್ಬೊಬ್ಬರಾಗಿ ರಾಮ ಲಕ್ಷ್ಮಣರು ಅಂಗದ ದ್ವಿವಿದ ಮೈಯಿಂದ ವೃಷಭ ಇವರೇ ಮೊದಲಾದ ಕಪಿವೀರರ ಕೈಗಿಂದ ರಾವಣರ ಸೈನ್ಯವೆಲ್ಲ ಹತವಾಯಿತು. ರಾವಣ ಹೇಳಿದ, ಯಾರಲಿ, ಹೋಗಿ ನನ್ನ ತಮ್ಮನಾಗಿರ್ತಕ್ಕಂಥ ಕುಂಭಕರ್ಣನನ್ನು ಬೆರೆಸಿ. ಸಾವಿರಾರು ಜನ ಸೈನಿಕರು ಬಂದಿದ್ದೆ, ಅವನಿಗೆ ಬೇಕಾಗಿರ್ತಕ್ಕಂಥ ಮಧುಮಾಂಸಾದಿಗಳನ್ನ ಹೆಂಡದ ಗಡಿಗೆಗಳನ್ನೆಲ್ಲ ತಂದಿತ್ತು. ಒಂದೇ ಸಲ ನಗಾರಿ ಬಾರಿಸದಂತೆ, ಆ ಬಾರಿಸಿ ಏನ್ ಸಾವಿರಾರು ಜನ ನಗಾರಿ ಬೇಲಿ ಎಲ್ಲ ಬಾರಿಸಿದ್ರು ಯಪ್ಪ ಅಲ್ಲಾಡ್ಲೇ ಇಲ್ಲ, ಅಳ್ಳೆ ನಿದ್ದೆ. ಆ ರಾವಣೇಶ್ವರ ಮಹಾರಾಜರಿಗೆ ಜಯವಾಗಲಿ ಅಂತ ತಿವಿದರಂತೆ. ತಿವಿದಾಗ ಪಾಪ ಎಲ್ಲೋ ಒಂದ್ಸಲ ಚುರ್ರಂದಾಗಿದೆ, ಒಂದೆರಡು ಮೂರು ಸೊಳ್ಳೆ ಕಡ್ದ ಹಾಗಾಯ್ತೋ ಏನು ಅಂತ ಹೀಗ್ ತಿರುಗಿದ. ಅದ್ರ ಕೆಳಗಡೆ ಸಿಕ್ಕಾಕೊಂಡ್ಬಿಟ್ರು ಒಂದ್ ಸಾವಿರಾರು ಜನ. ಅಯ್ಯಯ್ಯೋ, ಕಾಪಾಡಿ ಕಾಪಾಡಿ ಕಾಪಾಡಿ ಅಂತೂ ಆ ಕುಂಭಕರ್ಣನನ್ನ ಅರನಿದ್ರೆಯಲ್ಲಿ ಎಚ್ಚರಪಡಿಸಿದ್ದಾರೆ. ಅರನಿದ್ರೆಯಲ್ಲಿ ಎಚ್ಚರಪಡಿಸಿದರೆ ಎಂದ ಕೆಂಡ ಕಣ್ಗಳನ್ನು ಬೀರುತ್ತಾ, ಯಾರು ನನ್ನನ್ನು ಎಚ್ಚರಪಡಿಸಿದವರು, ಯಾರು ಎಚ್ಚರಪಡಿಸಿದವರು? ಸ್ವಾಮಿ ನಾವೇ. ಏನು, ಒಡೆಯರಾದ ರಾವಣ ಸಾರ್ವಭೌಮರು ತಮಗೆ ಕಷ್ಟ ಬಂದಿದೆಯಾದ್ರಿಂದ ತಮ್ಮನ ಕರೆತಾ ಅಂತ ಹೇಳಿದ್ದಾರೆ. ಕುಂಭಕರ್ಣ ಅಂದ, ಏನು ನನ್ನಣ್ಣನಿಗೆ ಕಷ್ಟವೇ? ನನ್ನಣ್ಣನಿಗಿಂತ ಘೋರವಾದ ಕಷ್ಟವನ್ನು ತಂದವನು ಯಾರಾದರೂ ಸರಿಯೇ? ನಮ್ಮಣ್ಣನನ್ನು ಕಾತ್ತಂತ ಅವನು ದುರಾತ್ಮನಾಗಿದ್ದರು, ಅವನನ್ನು ಸದವಡೆಯುವುದೇ ಎಂಬುದಾಗಿ ಎದ್ದು ತನ್ನ ಕೈಯಲ್ಲಿರತಕ್ಕಂಥ ದಂಡವನ್ನು ಹಿಡಿದು ದಡ ದಡ ದಡ ದಡದೆ ಹೆಜ್ಜೆ ಇಡುತ್ತಿದ್ದರೆ ಭೂಮಿ ತೂಗಾಡ್ತಾ ಇದೆಯೇ? ತನ್ನ ಅರಮನೆಯಿಂದ ರಾವಣನ ಅರಮನೆಗೆ ನಡೆದು ಹೋಗುತ್ತಿದ್ದರೆ ಕೋಟೆ ಬಾಗಿಲು ಹೊರಗಡೆ ನಿಂತಿರ್ತಕ್ಕಂಥ ರಾಮ ಸೈನ್ಯ ಹೀಗೆ ನೋಡಿ ಹೇಳುತ್ತಂತೆ, ರಾಮಪ್ಪ ಯಾವುದೋ ಒಂದು ಆಕಾಶದಲ್ಲಿ ತಲೆ ಹೋಗ್ತಾ ಇದೆ ನೋಡು. ರಾಮದೇವರು ಪಕ್ಕದ ತೆರಿಗೆ, ವಿಭೀಷಣ ಸ್ವಾಮಿ ಅವನೇ ನಮ್ಮಣ್ಣ ಕುಂಭಕರ್ಣ, ಜಗದೇಕ ಪರಾಕ್ರಮಿ ಸ್ವಾಮಿ, ಅವನೇನಾದರೂ ಮುನಿ ಬಿರಿತಾರೆ ಅವನನ್ನು ಜಯಿಸಲು ಸಾಧ್ಯವಿಲ್ಲ. ಆದರೆ ಈಗ ಒಂದೇ ಒಂದು ಉಪಾಯ ಏನದು ಅಂದರೆ, ಅವನು ಅರನಿದ್ರೆಯಲ್ಲಿ ಎಚ್ಚರನಾಗಿದ್ದಾನಾದ್ದರಿಂದ ಅವನ ಮರಣವೇ ಸಿದ್ಧ. ಕುಂಭಕರ್ಣ ಬಂದ, ಅಣ್ಣ ಏನು ಸಮಾಚಾರ? ಎಲ್ಲ ಹಾಳಾಗೋಯ್ತು ತಮ್ಮ. ಕುಂಭಕರ್ಣನನ್ನು ಕೂರಿಸಿ ರಾವಣ ಹೇಳ್ತಾನೆ, ಅಪ್ಪ ಎಲ್ಲ ನಾಶವಾಯಿತು. ಮೊದಲನೇ ದಿನ ಯುದ್ಧಕ್ಕೆ ನಾನು ಹೋದಾಗ ಇಂದ್ರಜಿತು ಮಹಾಪರಾಕ್ರಮ ತೋರಿಸಿ ಬಂದ. ನಾನು ಯುದ್ಧಕ್ಕೆ ಹೋದಾಗ ನನ್ನ ಶಸ್ತ್ರಬಲವೆಲ್ಲೂ ಅಡಗಿ ಹೋಗಿ ಸಾರಥಿಯ ಮುಂದೆ ಹೋಗಿ ನಾನು ನಿಂತರೆ ತಮ್ಮ ರಾಮ ಏನಂತ ಗೊತ್ತಾ? ಏನಂತ ಅಣ್ಣ? ಇಂದು ಹೋಗಿ ನಾಳೆ ಬಾ ಎಂದ ಕಣ. ನನ್ನ ಆ ರಣರಂಗದಲ್ಲಿ ನಾನು ಸೋತವನಂತೆ ಹಿಂತಿರುಗಿದೆ. ಇಲ್ಲಿ ಕೇಳು, ಮೂಲ ಬಲವೆಲ್ಲವೂ ನಾಶವಾಗಿ ಹೋಯಿತು. ಅತಿಕಾಯನು ಹೋದ, ಅಕ್ಷಯ ನಳಿದ, ಜೊತೆಗೆ ಮಹೋದರನು ಹೋದ, ಪ್ರಹಸ್ತನು ಹೋದ, ಅಕಂಪನ ಹೋದ, ಅಗ್ನಿರೋಮ ವೃಷಭರೋಮ ಖಡ್ಗರೋಮಾದಿಗಳು ಸೇನಾಧಿಪತಿಗಳು ಎಲ್ಲರೂ ಒಬ್ಬೊಬ್ಬರಾಗಿ ಒಬ್ಬೊಬ್ಬರಾಗಿ ಕಳೆದು ಹೋದರು. ಕಂದ ತಮ್ಮ, ನೀನೊಬ್ಬನೇ ನನಗುಳಿದಿರು. ಕುಂಭಕರ್ಣ ಅಂದ, ಅಣ್ಣ ಬಿಡು ಚಿಂತೆಯನ್ನ, ಇದೋ ಈಗಲೇ ಹೋಗಿ ಆ ರಾಮ ಲಕ್ಷ್ಮಣ ಸೈನ್ಯವನ್ನೆಲ್ಲ ಯಮಾಲಯ ಕಟ್ಟಿ ಬರ್ತೇನೆ, ಅನುಪ್ತೇನು ಕೊಡು. ತಮ್ಮನ ಕಂಠಕ್ಕೆ ದಿವ್ಯವಾಗಿರ್ತಕ್ಕಂಥ ಅಸ್ತ್ರವನ್ನು ಆಭರಣವನ್ನು ಹಾಕಿದ್ದಾನೆ. ತಮ್ಮ ಆಯುಧ ಹಿಡ್ಕೊಂಡು ಹೊರಟ. ಹೊರಟು ಬಂದಿರುವ ಕುಂಭಕರ್ಣನನ್ನು ಕಂಡ ಕೂಡಲೇ ದಿಕ್ಕಾಪಾಲಾಗಿ ಓಡಿದರಂತೆ ಕಪಿ ಸೈನಿಕರೆಲ್ಲ. ಅಂಗದ ಬಂದ, ಯಾಕೆ ಹೆದರ್ಕೊಳ್ತೀರಯ್ಯ? ಅವನು ಮಂತ್ರದಿಂದ ನಿರ್ಮಿತ ಮಾಡಿರೋ ಭೂತ, ಅಷ್ಟಕ್ಕೆಲ್ಲ ಹೆದರ್ತೀರ? ಹಾರಿ ಅಂತ ಕಪಿವೀರರೆಲ್ಲರೂ ಚಂಗನೆ ಹಾರಿ ಆ ಕುಂಭಕರ್ಣನ ಮೇಲೆ ಬಿದ್ದರಂತೆ. ಕುಂಭಕರ್ಣನಿಗೆ ಏನೂ ಪೆಟ್ಟಾಗಲಿಲ್ಲ, ಸುಮ್ಮನೆ ಹಿಂಗು ಅದರ್ಕೊಂಡ್ಬಿಟ್ಟ.
ಒಂದು ಸಲ ಕೈ ಬೀಸಿ ಹೀಗೆ ಹಿಡಿದ ಕೈಗಳಿಗೆ ಸಿಕ್ಕಿದ ಕಪಿಗಳನ್ನೆಲ್ಲ ಬಾಯಿಗೆ ಹಾಕಬಿಟ್ಟ. ಬಾಯಿಗೆ ಹಾಕೊಂಡ್ರೆ ಏನಾಯ್ತು, ಅವನ್ ಬಾಯಿ ಮುಚ್ಚೋದ್ರೊಳಗಾಗ ಅವರೆಲ್ಲ ಆಚೆಗೆ ಬಂದ್ಬಿಟ್ರೆ. ಕೈಯೊಳಗೆ ಬಿಡಿದಿರುವ ದಂಡದಿಂದ ಒಂದು ಸಲ ಬೀಸಿದರೆಂದರೆ ಆ ಪ್ರಚಂಡ ಬೀಸುದಕ್ಕೆ ಸಾವಿರಾರು ಮಂದಿಗಳು ಅಳಿಯುತ್ತಿದ್ದಾರೆ. ಎದುರಾಗಿ ಬಂದ ಅಂಗದನನ್ನೊಂದು ಸಲ ಪೆಟ್ಟಿನಿಂದ ಕುಟ್ಟಿದ, ಅವನು ನೆಲಕ್ಕುರುಳಿದ. ಎಲ್ಲಿ ರಾಮ ಅಂದನಂತೆ. ಆ ರಾಮನನ್ನೇ ನೇರವಾಗಿ ಹುಡುಕೊಂಡು ಬರುತ್ತಿರುವಾಗ ಯುಧಿಷ್ಠಿರ ಹೇಳ್ತಾನೆ, ರಾಮದೇವ ಸಾಮಾನ್ಯ ಸೈನಿಕರಿಂದ ಇವನ ಸಂಹಾರ ಸಾಧ್ಯವಿಲ್ಲ, ಯಾರಿವನನ್ನೇನು ಮಾಡುವಂತಿಲ್ಲ, ಬೇಗ ಬೇಗ ಎಂದರೆ ರಾಮ ಲಕ್ಷ್ಮಣರು ಇಬ್ಬರು ಧನುರ್ಧಾರಿಗಳಾಗಿ ನಿಂತರಂತೆ. ಬಾಣವನ್ನು ಪ್ರಯೋಗ ಮಾಡುತ್ತಿದ್ದರೆ ಆ ಬಾಣಗಳೆಲ್ಲ ಬರುತ್ತಿರುವುದು ಒಂದೂ ಅವನಿಗೆ ಗಮನವೇ ಇಲ್ಲ. ಕಪಿ ಸೈನಿಕರು ಹಾರಿ ದೊಡ್ಡ ದೊಡ್ಡ ಮರಗಳನ್ನೆಲ್ಲ ತಂದು ಮೇಲೆ ಹಾಕ್ತಾ ಇದ್ರೆ, ಬೆಟ್ಟಗಳನ್ನು ಹಾಕ್ತಾ ಇದ್ರೆ ಬೆಟ್ಟಗಳೇ ಪುಡಿಯಾಗಿ ಹೋಗ್ತಾ ಇವೆಯಂತೆ. ಕೊನೆಗೆ ಅಸ್ತ್ರ ಪ್ರಯೋಗ ಮಾಡುವುದಕ್ಕಾಗಿ ರಾಮನು ಮಹಾಸ್ತ್ರವೊಂದನ್ನು ಕೂಡಿ ಎಳೆದು ಕುಂಭಕರ್ಣನ ತೋಳಿಗೆ ಹೊಡೆದ. ಆಗವನ ಒಂದು ತೋಳು ಕತ್ತರಿಸಿ ನೆಲಕ್ಕೆ ಬಿದ್ದ. ಆ ತೋಳು ನೆಲಕ್ಕೆ ಬಿತ್ತಲ್ಲ, ಅದರಡಿಯಲ್ಲಿ ಸಿಕ್ಕಿ ನೂರಾರು ಜನ ಕಪಿಗಳು ಸತ್ತೋದ್ರು. ಇಲ್ಲಿ ಕುಂಭಕರ್ಣ ಒಂದು ಹಸ್ತವನ್ನು ಕಳೆದುಕೊಂಡರು, ಮತ್ತೊಂದು ಹಸ್ತದಲ್ಲಿ ಯುದ್ಧಕ್ಕೆ ನುಗ್ಗಿದ. ರಾಮ ಲೆಕ್ಕಿಸದೆ ಅವನ ಒಂದು ಮತ್ತೊಂದು ಹಸ್ತವನ್ನು ಕಳೆದ. ಆಗ ಎರಡು ಹಸ್ತಗಳು ಹೋಗಿ ಪಾದದಲ್ಲೇ ತುಳಿದಾಡುತ್ತಿದ್ದರೆ ಅವನ ಎರಡು ಪಾದಗಳನ್ನು ಕತ್ತರಿಸಿದರು. ಕೆಳಗುರುಳಿದ ಆ ಕುಂಭಕರ್ಣ ತತ್ತರಿಸುವಾಗ ರಾಮ ಹೇಳ್ತಾನೆ, ಇಂಥ ಪ್ರಚಂಡ ಪರಾಕ್ರಮಿಯನ್ನು ನಾನು ತ್ರಿಭುವನದಲ್ಲಿ ಕಂಡದ್ದೇ ಇಲ್ಲ. ನೋಡೆಂಬುದಾಗ ಐಂದ್ರಾಸ್ತ್ರವನ್ನು ಪ್ರಯೋಗ ಮಾಡಿ ಅವನ ರುಂಡವನ್ನು ಹಾರಿಸಿದನಂತೆ. ಹಾರಿದ ರುಂಡ ಗಗನದಲ್ಲಿ ಹಾರಿ ಕೆಳಕುರುಳುವಾಗ ಅದರ ಅಡಿಯಲ್ಲಿ ಸಿಕ್ಕಿ ಎಷ್ಟೋ ಜನ ರಕ್ಕಸರು ಕಪಿಗಳು ಪ್ರಾಣವನ್ನು ಬಿಟ್ಟಿದ್ದಾರೆ. ಇಲ್ಲಿ ಕುಂಭಕರ್ಣನು ಹತನಾದ ಅಂದ ಕೂಡಲೇ ರಾವಣನು ತಲೆಯನ್ನು ತಗ್ಗಿಸಿ, ಇನ್ನು ನನಗೆ ಈ ಜಗತ್ತಿನಲ್ಲಿ ಉಳಿಗಾಲವಿಲ್ಲ, ಎಲ್ಲ ಸೈನ್ಯ ಬಲವು ಅಡಿಗೆ ಹೋಯ್ತಲ್ಲ, ಇನ್ನೇನು ಗತಿ ಅನ್ನುವಾಗ ಮಗನಾಗಿರ್ತಕ್ಕಂತ ಇಂದ್ರಜಿತ್ ಹೇಳ್ತಾನಪ್ಪ, ನಾನಿಲ್ಲವೇನಪ್ಪ. ಆ ಹುಲು ಮಾನವರಾದ ರಾಮ ಲಕ್ಷ್ಮಣರು ಎಷ್ಟು ಮಾತ್ರ ನೋಡೆಂಬುದಾಗಿ ಯುದ್ಧಕ್ಕೋಸ್ಕರವಾಗಿ ಬಂದ. ಯುದ್ಧ ಪ್ರವೀಣ ರಣಪಂಡಿತರಾಗಿರ್ತಕ್ಕಂತ ಇಂದ್ರಜಿತ್ ಬಹುಕಾಲ ಯುದ್ಧವನ್ನು ಮಾಡುವಾಗ ಮಾಯಾ ಯುದ್ಧದಲ್ಲಿ ಈ ಮಹಾನುಭಾವರಾದ ರಾಮ ಲಕ್ಷ್ಮಣರು ಇಬ್ಬರನ್ನು ಗುರ್ಚ ಬಿಡುವಂತೆ ಮಾಡ. ಎಲ್ಲರೂ ಮಲಗಿಬಿಟ್ಟಿದ್ರು, ವಿಭೀಷಣ ಒಪ್ಪು ಮಾತ್ರ ಓಡಾಡುತ್ತಿದ್ದ. ಆವಾಗ ವಯೋಧರ್ಮದಲ್ಲಿ ಹಿರಿಯರಾಗಿರ್ತಕ್ಕಂತಹ ಜಾಂಬುವಂತರಿದ್ದರು, ಮಾರುತಿ ಒಂದು ಮುಹೂರ್ತ ಕಾಲದಲ್ಲಿ ಮೂರ್ಛೆ ಬಿದ್ದಿದ್ದ ಮಾರುತಿ ಕಂಡುಬಿಟ್ಟ. ಎಂತಾತ, ಬೇಗ ಬೇಗ ಹೋಗು, ಬೇಗ ಹೋಗು, ಔಷಧಿ ಪರ್ವತಕ್ಕೆ ಹೋಗಿ ಅಲ್ಲಿರಬಹುದಾದ ಮೂಲಿಕೆಗಳನ್ನು ತೆಗೆದುಕೊಂಡು ಬಾ. ರಾಮ ಲಕ್ಷ್ಮಣರಿಗೆ ಎಚ್ಚರ ಪಡಿಸೋಣ, ಇಲ್ಲದೆ ಹೋದ್ರೆ ಕೆಟ್ಟ ಹೋಗುತ್ತೆ. ಹಾರಿದ ಹನುಮಂತ ಕಣ್ಣು ಮುಚ್ಚು ತೆಗೆಯುವುದರೊಳಗಾಗಿ ಔಷಧಿ ಪರ್ವತಕ್ಕೆ ಹೋದವನಾಗಿ ಮೂಲಿಕೆಗಳು ಹುಡುಕಾಡ್ತಾನಂತೆ. ಆ ಮೂಲಿಕೆಗಳು ಹನುಮಂತನನ್ನು ನೋಡಿದ ಕೂಡಲೇ ಮರೆಯಾಗೋಗ್ಬಿಟ್ಟ. ಹನುಮಂತನನ್ನು ನೋಡಿ ಮರೆಯಾದರೆ ಇದೆಲ್ಲ ಸರಿ ಹೋಗಲ್ಲ, ಇದು ನಾನು ಬಂದು ಹಂಗೆ ಹೋಗೋದು ಚೆನ್ನಾಗಿಲ್ಲ ಅಂತ ಬೆಟ್ಟನೇ ಕಿತ್ಕೊಂಡ್ ಬಂದ್ಬಿಟ್ಟು. ಆ ಬೆಟ್ಟವನ್ನೇ ಕಿತ್ತು ತಂದರೆ ಮಹಾನುಭಾವನಾಗಿರ್ತಕ್ಕಂತ ಸುಷೇಣ ಎಂಬಾತ ಅದರಲ್ಲಿರುವ ಮೂಲಿಕೆಗಳನ್ನು ತೆಗೆದು ರಾಮ ಲಕ್ಷ್ಮಣಾದಿಗಳ ಮೂಗಿಗೆ ಸವರಿದರೆ ಮೂರ್ಛೆಗಿಂತ ಕ್ಷಣಕಾಲದೊಳಗಾಗಿ ಎಚ್ಚರವಾಗಿಬಿಟ್ಟು. ಎಚ್ಚರನಾಗಿದ್ದರೆ ಈ ಮಹಾನುಭಾವನಾದ ವಿಭೀಷಣ ಹೇಳ್ತಾನೆ, ರಾಮದೇವ ಇದಕ್ಕೊಂದು ಕಾರಣ ಇದೆ, ನಿಮ್ಮನ್ನು ಈ ಮಾಯಾ ಯುದ್ಧದಲ್ಲಿ ಬೀಳಿಸಿರ್ತಕ್ಕಂತ ಆ ಇಂದ್ರಜಿತು ಸಾಮಾನ್ಯನಲ್ಲ, ಯುದ್ಧಕ್ಕೆ ಹೋಗಬೇಕಾದ್ರೆ ಅವನು ಯಜ್ಞೇಶ್ವರನಿಗೆ ಬೇಕಾದ ಪ್ರೀತ್ಯರ್ಥವಾಗಿ ಯಾಗವನ್ನು ಮಾಡಿ ಅವನಿಗೆ ಆಹುತಿಯನ್ನರ್ಪಿಸಿ ಯಜ್ಞೇಶ್ವರನ ಪ್ರತ್ಯಕ್ಷರನ್ನಾಗಿ ಮಾಡಿ ಆಯುಧಗಳನ್ನು ಪಡೆದು ಬರ್ತಾನೆ. ಆ ಆಯುಧಗಳನ್ನು ಪಡೆದು ಬಂದು ಅಜೇಯನಾಗಿ ನಿಮ್ಮ ಮೇಲೆ ಯುದ್ಧವನ್ನು ಮಾಡಿ ನಿಮ್ಮನ್ನು ಜಯಿಸ್ತಾನೆ. ಈಗ ನಿಮ್ಮನ್ನ ಮೂರ್ಛಗೊಳಿಸಿರುವ ಕಾರಣವೇನು ಎಂದರೆ, ಇಲ್ಲಿ ನಿಕುಂಬಳಾದೇವಿ ಎಂಬತಕ್ಕಂಥ ಅವಳೊಂದು ದೇವಾಲಯವಿದೆ, ಅಲ್ಲಿ ನಿಕುಂಬಳ ಯಾಗವನ್ನು ಮಾಡ್ತಾನೆ. ಆ ಯಾಗವೇನಾದರೂ ಪೂರ್ತಿ ಮಾಡಿದ ಎಂದರೆ ಖಂಡಿತ ಅವನನ್ನು ಗೆಲ್ಲೋಕ್ಕಾಗಲ್ಲ. ಆಗ ರಾಮದೇವರು ಕ್ಷಣಕಾಲ ಯೋಚನೆಯನ್ನು ಮಾಡಿ, ಲಕ್ಷ್ಮಣ ಸೈನ್ಯ ಸಮೇತನಾಗಿ ನೀನು ಹೋಗು, ಹೋಗಿ ಅವನನ್ನು ಸಂಹಾರ ಮಾಡಿ ಬಾ. ಇಲ್ಲಿ ಎರಡರ್ಥ, ಒಂದರ್ಥ ಇಂದ್ರಜಿತುವನ್ನು ಸಂಹಾರ ಮಾಡಲು ಲಕ್ಷ್ಮಣನೊಬ್ಬನೇ ಸಮರ್ಥ, ಕಾರಣ 12 ವರ್ಷಗಳ ಕಾಲ ಉಪವಾಸ ವ್ರತವನ್ನು ಮಾಡಿ ಬ್ರಹ್ಮಚರ್ಯವನ್ನು ಯಾರು ಪರಿಪಾಲನೆಯನ್ನು ಮಾಡಿರ್ತಾರೋ ಅವರು ಮಾತ್ರ ಇಂದ್ರಜಿತುವನ್ನು ಸಂಹಾರ ಮಾಡಲು ಸಮರ್ಥರು ಎಂಬುದಾಗಿ ಒಂದು ವರ. ಎರಡನೆಯದು,
ತಾನು ಪುರ ಪ್ರವೇಶವನ್ನು ಮಾಡುವುದಿಲ್ಲವಾದ್ದರಿಂದ ತಮ್ಮನಾಗಿರ್ತಕ್ಕಂಥ ಅವನನ್ನೇ ಕಳಿಸಿಕೊಟ್ಟನು. ಇದು ನೆಪ. ನಾನು ಊರೊಳಗೆ ಬರಂಗಿಲ್ವಲ್ಲ, ಅದಕ್ಕೋಸ್ಕರ ನನ್ನ ತಮ್ಮನ ಕಳಿಸ್ದೆ ಅಂತ. ಅಲ್ಲಿ ನಿಜವಾದ ವಿಚಾರ ಎಂದರೆ ಸೈನ್ಯ ಸಹಿತರಾಗಿ ಬಂದನಂತೆ ಲಕ್ಷ್ಮಣ. ಅಲ್ಲಿ ನಿಕುಂಬಳ ಯಾಗಕ್ಕೆ ಕುಳಿತಿದ್ದಾನೆ ಇಂದ್ರಜಿತು. ಆಗ ಭಗನೆ ಉರಿಯುತ್ತಿದೆ ಬೆಂಕಿ ಜ್ವಾಲೆ. ಆ ಯಜ್ಞ ಹೊಂಡದಿಂದ ಇನ್ನೇನು ರಥ ಅಕ್ಷಯ ತೋಣೀರ ಬಾಣಗಳು ಬರಬೇಕು. ವಿಭೀಷಣ ಹೇಳಿದ, ಕಪಿಗಳೇ ಏನ್ ಮಾಡ್ತಾ ಇದ್ದೀರಾ? ಅವರಾಗಲೇ ಮರ ಸೊಪ್ಪು ಸದೆ ಸೌದೆ ತಗೊಂಡ್ಬಂದಿದ್ದೆ, ದಡ ದಡ ದಂಡ ಹಾಕ್ಬಿಟ್ರು. ಮೇಲೆ ಯಜ್ಞೇಶ್ವರನು ತರುತ್ತಿದ್ದ ರಥ ಹಾಗೆ ಹೊರಟೋಯ್ತು. ಇಂದ್ರಜಿತು ಲಕ್ಷ್ಮಣನಿಗೆ ಯುದ್ಧ ಪ್ರಾರಂಭವಾಯಿತು. ಯುದ್ಧ ಪ್ರಾರಂಭವಾದರೆ ಖಾಡಾಖಾಡಿ ಯುದ್ಧವಾಗ್ತಾ ಇದೆ. ಅನರಾಸ್ತ್ರ ಪ್ರಯೋಗ ಮಾಡಿದ, ಒಂದು ಕಡೆಯಿಂದ ವರುಣಾಸ್ತ್ರ, ಒಂದು ಕಡೆ ಗಿರಿಯಾಸ್ತ್ರ ಬಂದರೆ ಮತ್ತೊಂದು ಕಡೆ ವಾಯುವಾಸ್ತ್ರ, ಇನ್ನೊಂದು ಕಡೆ ಸನ್ಮೋಹನಾಸ್ತ್ರ ಬಂದರೆ ಮತ್ತೊಂದು ಕಡೆ ಜಾಗೃತಾಸ್ತ್ರ, ನಾರಾಯಣಾಸ್ತ್ರ, ಗರುಡಾಸ್ತ್ರ, ಸರ್ಪಾಸ್ತ್ರ, ಅಸ್ತ್ರಗಳ ಮೇಲೆ ಅಸ್ತ್ರಗಳು ಓಡಾಡ್ತಾ ಇದೆ. ಹೀಗೆ ಓಡಾಡುತ್ತಾ ಓಡಾಡುತ್ತಾ ಓಡಾಡುತ್ತಾ ಓಡಾಡ್ತಾ ಇದ್ದರೆ ಮಹಾನುಭಾವನಾದ ಇಂದ್ರಜಿತುವಿನ ಆ ಶಕ್ತಿ ಸ್ವಲ್ಪ ಕಡಿಮೆಯಾಯಿತಂತೆ. ಶಕ್ತಿ ಕಡಿಮೆಯಾದ ಕೂಡಲೇ ವಿಭೀಷಣ ಪಕ್ಕದಲ್ಲಿ ಬಂದು ಹೇಳಿದ, ಲಕ್ಷ್ಮಣಮೂರ್ತಿ ಇದೇ ಸಮಯ ಇವನೊಬ್ಬನೇ ಉಳಿದಿರುವುದು, ಇವನೊಬ್ಬನಳಿದನೆಂದರೆ ಇನ್ನುಳಿದಿರೋ ರಾವಣ ಒಬ್ಬನೇ, ರಾವಣ ಸಂಹಾರವಾಯಿತು ಎಂದರೆ ಸೀತಾಮಾತೆಯ ಸಂದರ್ಶನವೇ. ಇವನೇ ಬಲಭುಜ ಇದ್ದಂತೆ ರಾವಣನಿಗೆ. ಬೇಗ ಕಪಿವೀರರೇ ನುಗ್ಗಿ ಎಂದು, ನುಗ್ಗಿ ಎನ್ನುವುದರೊಳಗಾಗಿ ಎಲ್ಲರೂ ನುಗ್ಗಿ ಅಂಗದ ಮೇಲೆ ಯುದ್ಧಕ್ಕೆ ಹೋದರೆ ವಿಭೀಷಣನೇ ಬಂದೇನು ಮಾಡಿದರಂತೆ, ಅವನ ರಥವನ್ನು ಎತ್ತಿನ ಲಕ್ಕೆ ನುಗ್ಗಿದ. ಇಂದ್ರಜಿತ್ತಿರುವ ರಥ ಮುರಿದಿದೆ, ಕುದುರೆಗಳು ಕೆಳಗೆ ಬಿದ್ದಿವೆ. ಆಗ ಇಂದ್ರಜಿತು ನೆಲದ ಮೇಲೆ ನಿಂತು ಆ ಲಕ್ಷ್ಮಣನನ್ನು ಹೋರಾಡ್ತಾ ಇದ್ದಾನಂತೆ. ಬಾಣಗಳ ಮೇಲೆ ಬಾಣ ಬಿಡುವಾಗ ದೂರದಲ್ಲಿ ನಿಂತಿದ್ದಂಥ ಮಹಾನುಭಾವನಾದ ಲಕ್ಷ್ಮಣ ಒಂದು ಅಸ್ತ್ರವನ್ನು ಹೂಡಿ ಹಿಡ್ತಾನಂತೆ. ಹೇ ಐಂದ್ರಾಸ್ತ್ರವೇ, ಶ್ರೀರಾಮನು ಏಕಪತ್ನಿ ಪ್ರಶಸ್ತನಾಗಿರುವುದು ಸತ್ಯವಾಗಿದ್ದರೆ, ನಾನವನ ತಮ್ಮನಾಗಿ ಅಣ್ಣನೇ ದೇವರೆಂಬುದಾಗಿ ಪೂಜೆ ಮಾಡುವುದು ಸತ್ಯವಾಗಿದ್ದರೆ, ಈ ಅಸ್ತ್ರವೇ ಕೂಡಲೇ ಇಂದ್ರಜಿತ್ತುವಿನ ಪ್ರಾಣ ತೆಗೆಯುವುದು ಎಂಬುದಾಗಿ ಹೇಳಿದ್ದು ಶ್ರೀರಾಮನ ಧಾಪಣೆ. ಆ ಅಸ್ತ್ರಕ್ಕಿಂತಲೂ ಅಸ್ತ್ರಕ್ಕೆ ಈ ಬಲ ಹೆಚ್ಚಿಬಿಡುತ್ತೆ. ಅಸ್ತ್ರಕ್ಕೆ ಯಾವ ಬಲ ಹೆಚ್ಚಿತು? ಶ್ರೀರಾಮನನ್ನು ನಾನು ದೇವರು ಎಂದು ಪೂಜೆ ಮಾಡಿರೋದು ಸತ್ಯವಾಗಿದ್ದರೆ ಏನು ಸತ್ಯ ಸಿಕ್ಕಿಬಿಡುತ್ತದಕ್ಕೆ. ಈಗಲೂ ಎಷ್ಟೋ ಜನ ನೀವು ಹಿಂಗೆಲ್ಲ ಮಾಡ್ತಾ ಇದ್ದೀರಾ, ನಾನು ನಿಜವಾಗ್ಲೂ ಸತ್ಯವಂತರಾಗಿದ್ರೆ, ನಾನು ದೇವರ ಸೇವೆ ಮಾಡಿರೋ ಸತ್ಯವಾಗಿದ್ರೆ ಅನುಭವಿಸ್ತೀರಾ ನೀವು ಈ ಫಲವನ್ನ ಅಂದ್ಬಿಟ್ರೆ ಸಾಕಲ್ಲ, ನಡುಗೋಗ್ಬಿಡ್ತಾರೆ ಜನ ಗಡ ಗಡ ಗಡ ಗಡ ಗಡ. ಬಹುಜನ ಹಂಗಂದ್ರು ಎದರಲ್ಲ, ಸರಿ ಇವಾಗ ಏನಾರ ಮಾಡ್ಕೊ ಅಂತ. ಯಾವಾಗ ಗೊತ್ತೇ ಗೊತ್ತಾಗೋದು, ಅನುಭವಿಸೋಕಾಗದೆ ಇರೋ ಕಷ್ಟ ಬರ್ತದಲ್ಲ. ಐಂದ್ರಾಸ್ತ್ರ ಪ್ರಯೋಗ ಮಾಡಿದ ಕೂಡಲೇ ಆ ಐಂದ್ರಾಸ್ತ್ರವು ಬಂದ ಅಸ್ತ್ರಗಳನ್ನೆಲ್ಲವನ್ನು ಕತ್ತರಿಸಿ ಮಹಾನುಭಾವನ ಆಗಿರತಕ್ಕಂಥ ಇಂದ್ರಜಿತ್ತಿನ ಶಿರವನ್ನ ಡ್ಯಾಮನೆ ಹಾರಿಸಿ. ಒಬ್ಬನೇ ಉಳಿದ ರಾಮಣೇಶ್ವರ ಕಣ್ಣೀರ ಕಾಲುವೆಯನ್ನು ಹರಿಸುತ್ತಾ ಗಗನವನ್ನೇ ನೋಡುತ್ತಾ ಹೇಳ್ತಾನಂತೆ, ಯಾರುಳಿಯದಾಯಿದೆ ಜಗವನುಂಗುವೆನೆಲ್ಲದತ್ತಮ್ಮ ಅಧಿಕಾಯ ಮನಮೆಚ್ಚಿದ ಭಗತ ಮೇಘನಾದ ಆರುಳಿಯದ. ನಂದ ಸ್ವರ್ಣಲಂಕೆಯಲ್ಲಿ ಯಾರೊಬ್ಬರೂ ಉಳಿಯದೆ ಹೋದರೆ, ಅಪಾರವಾದ ಸೈನ್ಯ ಕಣ್ಣರಿಸಿದ ನೋಡಿಯಲ್ಲಿ ಲಕ್ಷ ಲಕ್ಷ ಗಟ್ಟಲೆಗಳಲ್ಲಿ ಕುಳಿತಿದ್ದ ಸೈನ್ಯ, ಕಳೆದುಳಿದಿರುವ ಅಲ್ಪ ಸೈನ್ಯಗಳೇ ಸಿದ್ಧರಾಗಿ ಆ ಒಡೆಯರೆಂದೆನಿಸಿರುವ ರಾಘವರದ ಯುದ್ಧ, ಮಾರನೇ ದಿವಸ ಅಪಾರವಾದ ಸೈನ್ಯ ಸಹಿತರಾಗಿ ರಾವಣೇಶ್ವರನ ಧನುಸ್ಸನ್ನು ಹಿಡಿದು ಬಂದನಂತೆ ಯುದ್ಧಕ್ಕೆ. ಬರುತ್ತಿರುವ ರಾವಣನನ್ನು ಕಂಡು ರಾಮದೇವರು ಪಕ್ಕದಲ್ಲಿ ವಿಭೀಷಣನಿಗೆ ಹೇಳ್ತಾರೆ, ವಿಭೀಷಣ ಇವನೇ ಅಲ್ವೇ ನಿಮ್ಮಣ್ಣ? ಹೌದು ಸ್ವಾಮಿ, ಕಂಡಿದ್ದೀಯಲ್ಲ, ಆದರೆ ಇಂದು ನೋಡುತ್ತಿರುವ ರೀತಿಯೇ ಬೇರೆಯಾಗಿದೆಯಯ್ಯ. ಯಾಕಾಗಿದೆ ಅಂದ್ರೆ, ರಾವಣ ಹೇಗೆ ಬಿದ್ದು ನಿಂತಿದ್ದಾನೆ ಅಂದ್ರೆ, ಸಾಲಗವನ್ನು ಕೊಡಬೇಕಾದವರು ಆ ಕೊಟ್ಟವರ ಎದುರಿನಲ್ಲಿ ನಿಂತುಕೊಂಡಾಗ ಹ್ಯಾಕ್ ಕಾಣುತ್ತೋ ಹಾಕ್ ಕಾಣುತ್ತಿದೆಯಂತೆ ಮುಖ. ಯುದ್ಧ ಪ್ರಾರಂಭವಾಯಿತು. ಆ ಯುದ್ಧ ಪ್ರಾರಂಭವಾದಾಗ
ಮಹಾಪ್ರವೀಣನಾಗಿ ದೈವ ತತ್ವವಾಗಿ ಪಡೆದಿರುವ ಅಸ್ತ್ರಗಳನ್ನೆಲ್ಲ ಒಂದರ ಮೇಲೊಂದು ಒಂದರ ಮೇಲೊಂದು ಒಂದರ ಮೇಲೊಂದು ಪ್ರಯೋಗ ಮಾಡ್ತಾ ಇದ್ದಾನೆ. ಪ್ರಯೋಗವನ್ನು ಮಾಡುವಾಗ ಮಹಾನುಭಾವನಾದ ಅಂಗದ ಒಂದು ಸಲ ಹಾರಿದ. ಆ ಅಂಗದ ನನ್ನೊಂದು ಮುಷ್ಟಿಯಿಂದ ಗುದ್ದಿದ. ಹನುಮಂತ ಬಂದ, ನಾನು ಯಾರು ಗೊತ್ತಾ? ನಿನ್ನ ಮಗನಾದ ಅಕ್ಷಯನನ್ನ ಅಶೋಕವನದಲ್ಲೇ ಕ್ಷಯನನ್ನಾಗಿ ಮಾಡಿದ್ನಲ್ಲ, ಅವನೇ ನಾನು. ಎಲ್ಲವೋ ಎಂದು ತನ್ನ ಕರವನ್ನೊಂದು ಸಲ ಬೀಸಿದ. ಒಬ್ಬೊಬ್ಬರು ತತ್ತರಿಸಿ ಬೀಳುವಾಗ ವಿಭೀಷಣ ಎದುರಾದನಂತೆ. ವಿಭೀಷಣ ಎದುರಾದೆ ವಿಭೀಷಣನನ್ನು ನೋಡಿದ ಎಲ್ಲವೋ ಸ್ವಜಾತಿ ಶತ್ರು. ಅನೇಕ ವಿಚಾರಗಳನ್ನು ರಾಮನಿಗೆ ಹೇಳಿ ನಮ್ಮ ಸೈನ್ಯದ ಗುಟ್ಟುಗಳನ್ನೆಲ್ಲ ತಿಳಿಸಿ ನನಗೆ ಮೋಸ ಮಾಡಿದವನೇ ನೋಡೆಂಬುದಾಗಿ ಅಷ್ಟಗಂಟಾ ಶಕ್ತಿ ಎಂಬ ಆಯುಧವನ್ನೆತ್ತಿದ. ಎಷ್ಟೋ ಸಲ ಶಕ್ತಾಯುಧವನ್ನು ಪ್ರಯೋಗಿಸಿದರು, ಕ್ಷಣಕಾಲದಲ್ಲಿ ಮುಹೂರ್ತರಾಗಿ ಚೇತರವಾಗ್ತಿದ್ರು. ಅಷ್ಟಗಂಟಾ ಶಕ್ತಿಯನ್ನು ಪ್ರಯೋಗ ಮಾಡಿದಾಗ ಪಕ್ಕದಲ್ಲಿ ನಿಂತಿದ್ದ ಲಕ್ಷ್ಮಣ ನೋಡಿದ, ನಮಗಾಗಿ ಇಷ್ಟೆಲ್ಲ ಸಹಾಯ ಮಾಡಿರತಕ್ಕಂಥ ಈ ಮಹಾನುಭಾವನಾದ ವಿಭೀಷಣನಿಗೆ ಈ ಆಯುಧ ತಾಕಿದರೆ ಕಷ್ಟವಾಗುತ್ತೆ ಎಂಬುದಾಗಿ ಹಿಂಜರಿದು ಹೋಗುತ್ತಿರುವ ವಿಭೀಷಣನಿಗೆ ಎದುರಾಗಿ ಬಂದಿದ್ದೇ ಎಂಬ ಲಕ್ಷ್ಮಣ ಬಾಣಗಳನ್ನು ಬಿಡುತ್ತಿದ್ದ. ಲಕ್ಷ್ಮಣ ಬಾಣಗಳನ್ನು ಬಿಡುತ್ತಿದ್ದರೆ ಆ ಅಷ್ಟಗಂಟ ಶಕ್ತಿಯು ಅನೇಕ ವಿಧವಾಗಿರ್ತಕ್ಕಂಥ ಮಹತ್ತರವಾದ ಶಕ್ತಿಯನ್ನು ಕಾರುತ್ತಾ ಓಡಿ ಬಂದು ಲಕ್ಷ್ಮಣನ ವಕ್ಷಸ್ಥಳಕ್ಕೆ ಡಾಂಬರಿ ತಾಕಿತು ಬಿದ್ದು. ಲಕ್ಷ್ಮಣ ಕೆಳಗೆ ಬಿದ್ದರೆ ರಾವಣ ಏನು ಮಾಡಿದ? ಇದೇ ಸಮಯ ಅಂತ ಓಡಿ ಹಾರಿ ಬಂದಿದ್ದೆ. ಆ ಲಕ್ಷ್ಮಣ ಎತ್ಕೊಂಡು ಹೋಗ್ಬೇಕು ಅಂತ ಕೈ ಹಾಕ್ತಾನೆ. ಒಂದಿಷ್ಟು ಅಲ್ಲಾಡಿಸೋಕ್ಕಾಗಲಿಲ್ಲ. ಬಂದೆ ಶಂಭೋ ಮಹಾದೇವ್, ಏನು ಅಲ್ಲಾಡೋದಿಲ್ಲ ಅಂತದಲ್ಲ, ಏನ್ ಮಾಡ್ಲಿ ಏನು ಮಾಡ್ಲಿ ಅಂತಿದ್ದಾನೆ. ಆಗ ಮುಖ್ಯ ಪ್ರಾಣನು, ಬಹುಮಾನ ಸುತನು, ಮಹಾನುಭಾವನು, ಭಾವಿ ಬ್ರಹ್ಮನು, ರಾಮದೂತನು ಆಗಿರ್ತಕ್ಕಂತ ಹನುಮಂತ, ಎಲ್ಲೋ ಪಾಪಿ ನೋಡು ಶ್ರೀರಾಮ ಅಲ್ಲಿಂದಲೇ ಹಾರಿ ಬಂದೊಂದು ಸಲ ಬಂದ. ರಾವಣ ಉರುಳಿ ಉರುಳಿ ಬಿದ್ದರೆ ತನ್ನ ಬಾಲದಿಂದ ಮುಷ್ಟಿಘಾತದಿಂದ ಅವನ ಕೈ ಕಾಲಗಳೆಲ್ಲವೂ ಊನವಾಗುವಂತೆ ಹೊಡೆದೋಡಿಸಿದನಂತೆ. ಅದು ಸೋತು ಕ್ಷಣಕಾಲ ಹಾಗೆ ಹೋದರೆ ಬಂದಿದ್ದೆ, ರಾಮಾನುಜ ಮಹಾನುಭಾವ ನೀನೇಕೆ ಹೀಗೆ ಮಲಗಿದೆ ಏಳು ಎಂಬುದಾಗಿ ತನ್ನ ಎರಡು ಹಸ್ತದಿಂದ ಲಕ್ಷ್ಮಣ ಎತ್ಕೊಂಡ್ಬಂದ. ಅಣ್ಣನ ಮುಂದೆ ತನ್ನ ಮಲಗಿಸಿದರೆ ರಾಮದೇವರು ಹೇಳುತ್ತಾರೆ, ಹನುಮಂತ ಸೈನಿಕರಿಗೆಲ್ಲ ಹೇಳಿಬಿಡು, ಅವರೆಲ್ಲ ಮನೆಗಳಿಗೆ ಹೊರಟೋಗ್ಲಿ, ನೀನು ಬಹಳ ಕಷ್ಟಪಟ್ಟಿದ್ದೀಯ, ಸಮಯ ಸಿಕ್ಕಿದಾಗ ನಾನು ನಿನಗೆ ಪ್ರತ್ಯುತ್ತರವನ್ನು ಮಾಡಿಬಿಡ್ತೇನೆ, ಎಲ್ಲ ಹೊರಟೋಗ್ರಪ್ಪ, ನನಗೆ ನೀನು ಬೇಡ. ಸ್ವಾಮಿ ಯಾಕೆ ಹೀಗೆ ಹೇಳ್ತೀಯಪ್ಪ, ಇಂಥ ತಮ್ಮನ ಕಳ್ಕೊಂಡು ನಾನೇನ್ ಮಾಡ್ಲು ಕೇಳು. ಹೆಂಡತಿ ಕಳೆದು ಹೋದರೂ ಸಹ ಅಂತಹವಳನ್ನೇ ಹೆಂಡತಿಯನ್ನಾಗಿ ಹುಡುಕಾಡಿ ಪಡೆಯಬಹುದು, ಆದರೆ ಇಂಥ ತಮ್ಮ ಸಿಕ್ಕಲ್ಲ ಕಣ. ಮನೆಗೆ ನಾನು ಹೋಗಿ ತಾಯಿಯರಿಗೆ ಮುಖವನ್ನು ತೋರಿಸಲಾರೆ, ಆದ್ರಿಂದ ನನ್ನ ತಮ್ಮ ಜೊತೆ ನಾನು ಪ್ರಾಣ ಬಿಟ್ಟು ಬಿಡ್ತೇನೆ. ತಮ್ಮ ಕಪಿಗಳೆಲ್ಲ ತಲೆಯನ್ನು ತಗ್ಗಿಸಿದರಂತೆ. ಕೂಡಲೇ ಅಲ್ಲಿರ್ತಕ್ಕಂಥ ಸುಷೇಣ ಹೇಳ್ತಾನೆ, ರಾಮಪ್ಪ ಇಂಥ ಸಮಯದಲ್ಲಿ ನೀನು ಈ ರೀತಿ ಕೈ ಬಿಟ್ಟರೆ ಪ್ರಪಂಚವೇ ಹಾಳಾಗೋಗುತ್ತೆ. ಮಾರುತಿ ಏನು ಸುಷೇಣ, ಹಿಂದೊಂದು ಸಲ ನೀನು ಹೋಗಿ ಆ ಔಷಧಿ ಪರ್ವತದಲ್ಲಿ ಆ ಪರ್ವತವನ್ನೇ ಎತ್ಕೊಂಡ್ಬಂದಲ್ಲ, ಈಗ ಹೋಗಿ ನಾನೊಂದು ಐದು ಮೂಲಿಕೆಗಳನ್ನು ಹೇಳ್ತೇನೆ ತಗೊಂಬಂದು ಬಿಡ. ಸಂತಾನ ಕರಣಿ, ವಿಶಲ್ಯ ಕರಣಿ, ಸಂಜೀವ ಕರಣಿ ಇತ್ಯಾದಿಗಳನ್ನು ಒಂದು ಐದು ತಗೊಂಬಂದು ಬಿಡ. ಇದೋ ಹರಟೆ ಶ್ರೀರಾಮ್ ಅಂತ ಹಾರಿದ. ಲಕ್ಷ್ಮಣ ಪರ್ವತವನ್ನೇ ಹೊತ್ತು ತಂದಂತ ಆ ಪರ್ವತದಲ್ಲಿ ಮಹಾನುಭಾವನಾದ ಸುಶೇಷನು ಸಂಜೀವನಾನುಕರಣಿ, ಶಲ್ಯಕರಣಿ, ಸಂತಾನಕರಣಿ ಮೊದಲಾಗಿರ್ತಕ್ಕಂಥದ್ದನ್ನೆಲ್ಲವನ್ನು ತಂದು ಲೇಪನವನ್ನು ಮಾಡಿಸಿದನಂತೆ. ಆ ಲಕ್ಷ್ಮಣನ ದೇಹದಲ್ಲಿ ತಾಕಿರುವ ಗಾಯಗಳೆಲ್ಲ ಮಾಯವಾಯಿತು. ಆ ಶ್ವಾಸದಲ್ಲಿ ತೆಗೆದ ಕೂಡಲೇ ಥಟ್ಟನೆ ಎದ್ದು ಯುದ್ಧಕ್ಕೆ ನಿಂತ. ಲಕ್ಷ್ಮಣನನ್ನು ನೋಡಿ ಅಣ್ಣ ಹೇಳ್ತಾನಪ್ಪ, ಯುದ್ಧ ಗಿದ್ದ ಏನು ಬೇಡ ಕಣ, ಹೊರಟೋಗಣಪ್ಪ, ಸೀತೆ ಬೇಕಾದ್ರೆ ಅಲ್ಲೇ ಎಲ್ಲ ಪ್ರಾಣ ಬಿಟ್ಟುಬಿಡ್ಲಿ, ಬೇಡ ಹೋಗ ನಡೆಯೋ. ಲಕ್ಷ್ಮಣ ಅಂತ ಏನ್ ಮಾತಾಡ್ತೀಯಣ್ಣ ನೀನು, ಎಲ್ಲ ಕಳೆದುಳಿದ ಕಳೆದ ಕಡೆಗೆ ಆ ಮಹಾನುಭಾವನಾದ ರಾವಣನ ಯುದ್ಧಕ್ಕೆ ಬಂದಾಗ ರಾಮದೇವರವನನ್ನು ನೋಡಿ, ಅಯ್ಯೋ ಪಾಪ, ಈಗಲೂ ರಾವಣ ಬಂದು ಕಾಲಿಗೆ ಬಿದ್ದು ರಾಮ ತಪ್ಪಾಯ್ತು ಅಂದ್ರೆ ಮನಸ್ಸು ಬಿಡ್ತೀನ ಅಂತಾನೆ ರಾಮ. ಲಕ್ಷ್ಮಣ ಅಂತಾನೆ, ಅದೇ ಹಂಗೇನಾರ ಮಾಡಿಬಿಟ್ರೆ ಗತಿ ಏನಾಗುತ್ತೋ ಅಂದರೆ, ಆ ರಥದಲ್ಲಿ ಬಂದಂತ ಅವನೇನು ಮಾಡಿದರಂತೆ, ಹೋರಾಡ್ತಾ ಇದ್ದಾನೆ ರಾವಣ, ಆ ರಾವಣನ ಕೈ ಸೋಲಾಯಿತಂತೆ.
ಸೋಲಾದರೆ ರಥವನ್ನು ಓಡಿಸುವ ಸಾರಥಿ ನೋಡಿದ, ಅಯ್ಯಯ್ಯೋ ನನ್ನ ಒಡೆಯ ಇನ್ ಸೋತೋಗ್ತಾನೆ ಅಂತ ಹೇಳಿ ಮ್ಯಾದಗೆ ಹಿಂದೆ ಹಿಂದಕ್ಕೆ ತಗೊಂಡೋಗಿ ರಥನ ಓಡಿಸ್ಕೊಂಡು ಹೋಗ್ಬಿಟ್ಟ. ರಾವಣ, ನಿಲ್ಲಿಸು ರಥವನ್ನ ಸಾರಥಿ, ನಿಲ್ಲಿಸು. ಅಜೇಯನು ಅಮರನು ಶಿವನಿಂದ ಪ್ರಖ್ಯಾತನು ಈಶ್ವರನ ವರಪ್ರಸಾದಿತರಾಗಿ ರಾವಣೇಶ್ವರ ಎಂದು ಬಿರಿದ ಅಂಕಿತರಾದ ನನ್ನನ್ನ ರಣರಂಗದಿಂದ ಬದುಕಿರುವಾಗಲೇ ದೂರ ತಂದು ಅವಮಾನ ಮಾಡಿದೆಯಲ್ಲೋ ಸಾರಥಿ, ನೀನು ನನಗೆ ಮಿತ್ರನಲ್ಲ ಶತ್ರು. ಆ ಸಾರಥಿ ಅಂತಾನೆ ಒಡೆಯ, ನೀನು ನನ್ನಂದೇನಾದ್ರೂ ಅಂತ. ಆ ಬಾಹುಭುಜಗಳಲ್ಲಿ ಬಾರ ಬಿಡುತ್ತಿರುವ ವೈಖರಿ, ನೀನು ಬಿಟ್ಟ ಬಾಣದಲ್ಲಿ ಬದ್ದಲಿಸಿ ತತ್ತರಿಸಿ ಹೋಗಬಹುದಾದ ಜಗತ್ತಿನ ಕರಣವನ್ನು ಕಾಣುತ್ತಿದ್ದ ಈ ಕಣ್ಗಳು ನನ್ನ ಯಜಮಾನನೇ ಕೆಳಗೆ ಬಿಡುವುದನ್ನು ನೋಡ್ಲಾರದೆ ನಾನು ಹೀಗೆ ಬಂದು ಬಿಟ್ಟೆ. ಈಗೇನು ಮಾಡಬೇಕು ಹೇಳು. ನಿನ್ನ ಆಜ್ಞಾ ಪ್ರಕಾರವಾಗಿ ನನ್ನ ಪ್ರಾಣ ತೃಣ, ನಾನೇನು ಮಾಡಬೇಕು? ಸಾರಥಿ, ಈ ನನ್ನ ಜನ್ಮ ಸಾರ್ಥಕವಾಗಬೇಕಾದರೆ ರಾಮನ ಸಮ್ಮುಖದಲ್ಲಿ ತಂದು ನಿಲ್ಲಿಸು. ನಿಲ್ಲಿಸಿದರಂತೆ. ಆಗ ರಾವಣ ಹೇಳುತ್ತಾನೆ, ಭಲೆ ಸಾರಥಿ, ನನಗೀಗ ಎಷ್ಟೋ ಸಂತೋಷವನ್ನು ಉಂಟು ಮಾಡಿದೆ. ಕೊಡಲು ನನ್ನಲ್ಲಿ ಏನೂ ಇಲ್ಲವಾದರೂ ಸಹ ಇದಿಗೋ ಎಂಬುದಾಗಿ ತನ್ನ ಕೈಯಲ್ಲಿ ಹಾಕಿಕೊಂಡಿದ್ದಂತಹ ಕಂಕಣ, ಕೈ ಆಭರಣ, ಆ ಕೈ ಆಭರಣಗಳೆಲ್ಲ ಅವನು ಬಹುಮಾನ ಕೊಟ್ಟ. ಯುದ್ಧ ಪ್ರಾರಂಭವಾಯಿತು. ಬಾಣಗಳ ಮೇಲೆ ಬಾಣ, ಬಾಣಗಳ ಮೇಲೆ ಬಾಣ ಬರುತ್ತಿರುವಾಗ ರಾಮನೇನು ಮಾಡಿದ್ರು ಇವನೇ ಹತನಾಗದೇ ಇರುವುದನ್ನು ಕಂಡಿದ್ದೆ. ಗಗನ ಮಾರ್ಗದಲ್ಲಿದ್ದಂತಹ ದೇವರುಗಳಲ್ಲಿ ಯುದ್ಧವನ್ನು ನೋಡಲು ಬಂದಿದ್ದ ಅಗಸ್ತ್ಯ ಮಹರ್ಷಿಗಳು ಸರ್ರನ ಕೆಳಗಿಳಿದು ಬಂದು, ರಾಮ ಅವನು ಸಾಮಾನ್ಯನಲ್ಲ, ಅವನನ್ನು ಯುದ್ಧದಲ್ಲಿ ಜಯಿಸಬೇಕಾದರೆ ಇದುವೋ ಎಂಬುದಾಗಿ ಆದಿತ್ಯ ಹೃದಯ ಎಂಬ ಮಂತ್ರೋಪದೇಶವನ್ನು ಮಾಡಿದರು. ಆದಿತ್ಯ ಹೃದಯ ಎಂಬ ಮಂತ್ರವನ್ನು ಪಠನ ಮಾಡಿ ತಾನು ಅನುಷ್ಠಾನವನ್ನು ಮಾಡಿದ ಕೂಡಲೇ ಬ್ರಹ್ಮ ತೇಜಸ್ಸಿನಿಂದ ಬೆಳಗುತ್ತಾ ಇಮ್ಮಡಿಯಾದ ಕಳೆಯಿಂದ ಕೂಡುತ್ತಾ ಮಹಾನುಭಾವನಾಗಿರ್ತಕ್ಕಂಥ ರಾವಣೇಶ್ವರನಿಗೆ ಬಾಣವನ್ನು ತೆಗೆದಿದ್ದೆ. ಎಳೆದಿದ್ದ ರಾಮದೇವರು ಶಂಭೋಪಡೆದರಂತೆ ಹಾರಿ ತಂದು ತಲೆ, ತಲೆ ಹಾರದ ಕೂಡಲೇ ರಾಮ ನೋಡಿದ, ಹಾರಿತು ತಲೆ ಅಂದ್ರೆ ಇನ್ನೊಂದು ತಲೆ ಹುಟ್ಟುಕೊಂಡು ಹೀಗೆ ಒಂದೊಂದಾಗಿ ತಲೆ ಕತ್ತರಿಸುತ್ತಿದ್ದರೆ ತಲೆಗಳ ಮೇಲೆ ತಲೆಗಳ ಮೇಲೆ ತಲೆಗಳು ಬರಲಾರಂಭಿಸಿದಂತೆ. ಏನು ಮಾಡಬೇಕು ಈಗ, ಏನು ಮಾಡಬೇಕು ಅನ್ನುತ್ತಿರುವಾಗ ರಾವಣ ರಥದ ಮೇಲೆ, ರಾಮ ನೆಲದ ಮೇಲೆ ನಿಂತಿದ್ದ. ದೇವೇಂದ್ರ ನೋಡಿದರಂತೆ, ಇದು ಒಳ್ಳೆಯ ಸಮಯ, ರಾಮನಿಗೆ ಸಹಾಯ ಮಾಡೋದಕ್ಕೆ ಒಳ್ಳೆಯ ಸಮಯ ಎಂಬುದಾಗಿ ತನ್ನ ರಥವದ್ದು ತನ್ನ ಸಾರಥಿಯಾಗಿರುವ ಮಾಥಲಿಯನ್ನು ಕಳುಹಿಸಿಕೊಟ್ಟಿದ್ದಾನೆ. ಮಾಥಲಿ ಎಂಬತಕ್ಕಂಥ ರಥ ತೆಗೆದುಕೊಡುವಂತಿದ್ದೆ ಸ್ವಾಮಿ. ಆ ದೇವೇಂದ್ರ ನಿಮ್ಮ ಸೇವೆಗೆ ಕಳಿಸಿದ್ದಾನೆ, ಬನ್ನಿ. ರಾಮದೇವರು ಅದರ ಮೇಲೆ ಹತ್ತಿದರು. ಮತ್ತೆ ಯುದ್ಧ ಪ್ರಾರಂಭವಾಯಿತು. ಪ್ರಯೋಗವನ್ನೇ ಮಾಡುತ್ತಿರುವ ಅಸ್ತ್ರದಲ್ಲಿ ತಲೆ ಹಾರುತ್ತಿದೆ, ಬದುಕ್ತಿದ್ದಾನೆ. ಇದನ್ನು ನೋಡಿದ್ದೆ ಆ ಮಾಥಲಿ ಎಂಬುವನು ಹೇಳ್ತಾನೆ, ರಾಮದೇವ ನಿನಗೆ ಗೊತ್ತಿಲ್ಲದೆ ಇರೋದೇನೂ ಇಲ್ಲ, ಅವನು ಮಹಾನುಭಾವ, ಮೇಲಾಗಿ ಬ್ರಹ್ಮನಿಂದ ವರವನ್ನು ಪಡೆದವನಾದ್ದರಿಂದ ಬ್ರಹ್ಮಾಸ್ತ್ರ ಪ್ರಯೋಗ ಮಾಡಿದ್ದಲ್ಲದೆ ಇವನಿಗೆ ಮರಣ ಸಂಭವಿಸಲು ಸಾಧ್ಯವಿಲ್ಲ. ಆದಿತ್ಯ ಹೃದಯ ಮಂತ್ರ ಉಪದೇಶವನ್ನು ಪಡೆದಿರುವಾತ ಬ್ರಹ್ಮಾಸ್ತ್ರವನ್ನು ಹಿಡಿದಿದ್ದೆ ಆಕ್ರಮಂತವಾಗಿ ಅದು ಢಮ್ಮನು ಹೊಡೆದರಂತೆ. ಆ ಬ್ರಹ್ಮಾಸ್ತ್ರವು ಬಂದು ಈ ಮಹಾನುಭಾವನಾಗಿರುವ ರಾಮನ ವಕ್ಷಸ್ಥಳವನ್ನು ಭೇದಿಸಿ ಅಮೃತ ಕಲಶವನ್ನು ಭೇದಿಸಿದೆ. ಮತ್ತೊಂದಷ್ಟ ಪ್ರಯೋಗವಾದ ಕೂಡಲೇ ಆ ನಾದಿನ ಎದೆಯಿಂದ ರಾವಣನು ರಾಮ ರಾಮ ರಾಮ ಅವಸಾನ ಕಾಲದಲ್ಲಿ ರಾಮ ಧ್ಯಾನ ಮಾಡುತ್ತಾ ಬಿದ್ದಿದ್ದಾರೆ. ಶ್ರೀರಾಮ ರಾವಣನು ತಾನು ಹತನಾದ ಎಂದೊಡನೆ ದೇವತೆಗಳು ದುಂದುಭಿಯನ್ನು ಮಡಗಿ ಪೂಮಳೆಯನ್ನು ಕರೆದರಂತೆ. ಕೂಡಲೇ ರಾಮದೇವರೇನು ಮಾಡಿದ್ದಾರೆ, ಪ್ರಲಾಪಿಸುತ್ತ ಬಂದು ಅವರ ದೇಹದ ಮೇಲೆ ಬಿದ್ದು ಒದ್ದಾಡುತ್ತಿರತಕ್ಕಂಥ ಮಂಡೋದರಿಗೆ ತಾನು ಸಂತೈಸಿ ವಿಭೀಷಣನಿಗೆ ಹೇಳಿದರಂತೆ, ವೀರನಾಗಿರುವ ರಾವಣನಿಗೆ ವೀರೋಚಿತವಾದ ರೀತಿಯಲ್ಲಿ ಸಂಸ್ಕಾರವನ್ನು ಮಾಡು. ಸಂಸ್ಕಾರವಾದ ಮೇಲೆ ತಮ್ಮನನ್ನು ಕರೆದಿದ್ದಾನೆ, ತಮ್ಮ ಇವರಿಗೆ ಲಂಕಾ ರಾಜ್ಯಾಭಿಷೇಕವನ್ನು ಮಾಡು, ಸೀತೆಗೆ ಮಂಗಳ ಸ್ನಾನವನ್ನು ಮಾಡಿ ಬೇಗ ಕರೆದುಕೊಂಡು ಬಾ. ವಿಭೀಷಣನಿಗೆ ಲಂಕಾ ರಾಜ್ಯಾಭಿಷೇಕವಾಯಿತು. ವಿಭೀಷಣ ಅನೇಕ ವಿಧವಾದ ವಸ್ತ್ರಾಭರಣಗಳೆಲ್ಲ ತಗೊಂಬಂದ. ಸೀತಮ್ಮ ನಮ್ಮ ಇದೆಲ್ಲ ಹಾಕೊಳ್ಳಿ, ಮಂಗಳ ಸ್ನಾನ ಮಾಡಿ ರಾಮದೇವರ ಹತ್ರ ಹೋಗೋಣ. ಸೀತಮ್ಮನವರು ಹೇಳ್ತಾರೆ, ಇಲ್ಲ, ನಾನು ಹೇಗಿದ್ದೇನೋ ಹಾಗೆ ಬರ್ತೇನೆ. ಯಾಕಮ್ಮ ಹಾಗೆ ಬರ್ತೀರಾ? ನಾನು ನನ್ನ ಗಂಡನನ್ನು ಬಿಟ್ಟು ಒಂದು ವರ್ಷಗಳ ಕಾಲ ಹೇಗಿದ್ದೆ ಅಂತ ನನ್ನ ಗಂಡನಿಗೆ ಗೊತ್ತಾಗೋದು ಬೇಡುವ. ನಾನು ದಿವ್ಯವಾಗಿ ಆಭರಣಗಳೆಲ್ಲ ಹಾಕೊಂಡು ಹೋದ್ರೆ ನನ್ನ ಗಂಡ ಅಯ್ಯೋ ನಾನು ಇಲ್ಲದೆ ಇದ್ರು ನನ್ನ ಹೆಂಡತಿ ಸುಖವಾಗಿದ್ಲಲ್ಲ ಅಂದ್ಕೊಳ್ತಾಳೆ, ನಾನು ಹೀಗೆ ಬರ್ತೇನೆ. ರಾಮ ಸೈನ್ಯ ಸಹಿತರಾಗಿ ನಿಂತಿದ್ದಾರೆ, ಸೀತಾಮನವರು ಬಂದರು. ಸೀತಾಮನವರು ಬಂದರೆ ಇಲ್ಲಿ ಬಹಳ ವಿಚಿತ್ರವಾದ ಕಥೆ ಎಂದರೆ, ಹನುಮಂತ ಅಂತಾನೆ, ತಾತ ಯಾಮ್ಮ ಅಂತ ಏನೋ. ಈಗ ಬಂದು ಸೀತಾಮನವರು ಸ್ವಾಮಿ ಅಂತಾರೆ,
ನಮ್ ರಾಮಪ್ಪ ದೇವಿ ಅಂತಾನೆ ಅಲ್ವಾ. ಜಾಂಬುವಂತರಂದ್ರೆ ಬ್ರಹ್ಮಚಾರಿ, ನಿನಗೆ ಹಾಕುವ ಕೆಲಸ, ಸುಮ್ಮನೆ ಕೂತ್ಕೊಳ್ಳೋ, ತಪ್ಪಾಯ್ತು ತಾತ. ಆ ವೇಳೆಗೆ ಸರಿಯಾಗಿ ಸೀತಾಮನವರು ಬಂದಿದ್ದೆ, ನಮಸ್ಕಾರ ಮಾಡಬೇಕು ಅಂತ ಶ್ರೀರಾಮ ಹೀಗಂದರಂತೆ. ಆ ಕಾಲುಗಳನ್ನು ಇಟ್ಟುಕೊಂಡಿದ್ದ ರಾಮ ಥಟ್ಟನೆ ಹಿಂದಕ್ಕೆ ಬಂದ. ಸೀತಾ ಇದಿಗೋ, ನಿನ್ನನ್ನು ಸೆರೆ ಹಿಡಿದಿರಬಹುದಾಗಿರುವ ನನ್ನ ಶತ್ರುವೆಂದೆನಿಸಿರುವ ರಾವಣನನ್ನು ಸಂಹಾರ ಮಾಡಿ ನಿನ್ನನ್ನು ರಕ್ಕಸರ ಸೆರೆಯಿಂದ ಬಿಡಿಸಿದ್ದೇನೆ. ನನ್ನ ಹೆಂಡತಿಯನ್ನು ಕದ್ದೊಯ್ದವನನ್ನ ತುಂಡರಿಸಬೇಕಾದ ನನ್ನ ಕರ್ತವ್ಯ. ಅದಕ್ಕಾಗಿ ಸೈನ್ಯ ಬಲವನ್ನು, ನನ್ನ ಸ್ನೇಹಿತರ ಸೈನ್ಯ ಬಲವನ್ನು ತೆಗೆದುಕೊಂಡು ಬಂದು ಆ ರಕ್ಕಸರನ್ನೆಲ್ಲ ಧ್ವಂಸ ಮಾಡಿದ್ದೇನೆ. ಈಗ ನೀನು ಸ್ವತಂತ್ರಳು, ನೀನು ರಕ್ಕಸರ ಸೆರೆಯಲ್ಲಿದ್ದವಳಾದ್ದರಿಂದ ನಿನ್ನ ಇಚ್ಛೆ ಬಂದ ಕಡೆಗೆ ನೀನು ಹೋಗಬಹುದು. ಜಗವೆಲ್ಲ ಬೆರಗಾಗಿ ಹೋಯಿತು. ಲಕ್ಷ್ಮಣ ಅಣ್ಣ, ರಾಮದೇವರು ಹಾಗೆ ನಿಂತು ಬಿಟ್ಟರು. ಸೀತಾಮ್ಮನವರು ಇದನ್ನು ನೋಡಿ ಹೇಳಿದರಂತೆ, ರಾಮ ಈ ಮಾತು ನಿನ್ನ ಬಾಯಿಯಿಂದ ಕೇಳುವುದಕ್ಕೆ ನಾನು ಬದುಕಿದ್ದೀನಪ್ಪ. ನಿನಗೆ ಆ ರೀತಿ ಮನಸ್ಸಿರುವುದಾದರೆ ಹನುಮಂತನನ್ನೇಕೆ ದೂತನನ್ನು ಹಾಕಿ ಕಳಿಸಿದೆ? ಸೀತೆಗಾಗಿ ರಾಮ ಪರಿತಪಿಸುತ್ತಿದ್ದಾನೆ ಎಂದ ಅವನಿಂದ ಸಂದೇಶವನ್ನೇಕೆ ಕಳಿಸಿದೆ? ಆಗ ರಾಮ ಹೇಳುತ್ತಾನೆ, ಸೀತಾ ಹಿಂದೊಮ್ಮೆ ನೀನೊಂದು ಮಾತನ್ನಾಡಿದ್ದೆ. ಯಾವ ಮಾತನ್ನು ಎಂದರೆ, ನೀನು ನನ್ನನ್ನು ಬಿಟ್ಟದ್ದೇ, ನೀ ಬಿಟ್ಟು ಕಾಡಿಗೆ ಹೋದದ್ದಾದರೆ ನನ್ನ ತಂದೆಯಾಗಿರುವ ಜನಕ ಮಹಾರಾಜ ಒಂದು ಪುರುಷ ರೂಪದ ಸ್ತ್ರೀಗೆ ಮಗಳನ್ನು ಕೊಟ್ಟು ಮದುವೆ ಮಾಡಿದನಲ್ಲ ಎಂದು ಹೆದರಿಕೊಳ್ಳುತ್ತಾನೆ ಎಂದು. ನಾನು ಸಹಜ ಪರಾಕ್ರಮಿ, ನಾನೊಬ್ಬನೇ ಬೇಕಾದರೆ ಸಮಸ್ತ ಜಗತ್ತನ್ನೆಲ್ಲ ಜಯಿಸಬಲ್ಲೇ ಎಂಬುದನ್ನು ತೋರುವುದಕ್ಕಾಗಿ ನಿನ್ನ ಭಕ್ತವನ್ನು ಬಿಡಿಸಿದ್ದೇನೆ. ಬೇಕಾದ ಕಡೆಗೆ ಹೋಗು. ಕಣ್ಣೊರೆಸುತ್ತಿದ್ಲು ಸೀತೆ. ಲಕ್ಷ್ಮಣ ಬಂದ, ಅಣ್ಣ ಅಣ್ಣ ಅಣ್ಣ, ಇದು ನ್ಯಾಯವಲ್ಲ ಕಣೋ. ಸೀತಾಮನೆ ಈ ಮಾತಾಡೋದು ನ್ಯಾಯವಲ್ಲ ಕಣೋ. ರಾಮದೇವ ತಿರುಗಿದ, ಲಕ್ಷ್ಮಣ ನೀನ್ ತಾನೇನೋ ಗಂಡ ಹೆಂಡರನ್ನು ಬೇರೆ ಮಾಡಿದವನು, ಬರಬೇಡ ಅಂತ ಹೇಳಿದರು, ನನ್ನ ಮಾತನ್ನು ಮೀರಿ ಬಂದೆ, ನಾವಿಬ್ರು ಬೇರೆಯಾಗಬೇಕು ಅನ್ನೋ ಇಷ್ಟ ಇತ್ತು, ಈಗ ನಾವು ಖಂಡಿತವಾಗೂ ಬೇರೆ ಆಗ್ತಿದ್ದೀವಿ, ಯಾಕೆ ಮಾತಾಡ್ತೀಯ? ಸುಗ್ರೀವ ಬಂದ, ಒಡೆಯ ನಾನು ನಿನ್ನ ಸ್ನೇಹಿತ, ಒಂದು ಮಾತು ಹೇಳ, ನಮ್ಮವರಿಗೆ ನಾವು ಈ ರೀತಿ ಮೋಸ ಮಾಡೋದು ನ್ಯಾಯವಲ್ಲ ನಮ್ಮಪ್ಪ. ರಾಮ ಅಂದ, ಭಲೆ ಭಲೆ ಸುಗ್ರೀವ, ಸರಿಯಾಗಿ ಹೇಳ್ತಿದ್ದೀಯ, ನಮ್ಮವರಿಗೆ ನಾವು ಮೋಸ ಮಾಡಬಾರದು ಅನ್ನೋ ತತ್ವ ನೀಗ ನನಗೆ ಹೇಳ್ತಿದ್ದೀಯಲ್ಲ. ನಿಮ್ಮ ಮನೆ ಆದ ವಾಲಿ ನಿಮ್ಮ ಅಣ್ಣನಿಗೆ ನೀನೇ ಮೋಸ ಮಾಡಿದಲ್ಲ, ಎಲ್ಲೋಗಿತ್ತಾಗಿ ಧರ್ಮ? ಜಾಂಬುವಂತರು ಬಂದ್ರು, ರಾಮಪ್ಪ ನಾನಾದ್ರೂ ಒಂದು ಮಾತು, ತಾತ ನಿಮಗೆ ಜಾಸ್ತಿ ವಯಸ್ಸಾಗಿದೆ, ಸುಮ್ಮನಿರಿ. ಹನುಮಂತ ಬಂದ, ರಾಮಪ್ಪ ನನ್ನ ಮನಸ್ಸಿನ ಆಸೆ ಎಲ್ಲ ನಾಶ ಮಾಡಬೇಡ, ತಾಯಿ ತಂದೆಗಳ ನೀವಿಬ್ರು ಕೂತಿರೋದು ನೋಡಬೇಕು ಅನ್ನ ಆಸೆ ನಮ್ಮಪ್ಪ. ರಾಮದೇವರು ಹೇಳಿದರು, ಹನುಮಂತ ನೀನು ಬ್ರಹ್ಮಚಾರಿ, ನಿನಗೆ ಸಂಸಾರದ ವಿಚಾರ ಯಾಕೋ? ವಿಭೀಷಣ ಬಂದ, ಸ್ವಾಮಿ ನಂಬಿದವರ ಕೈ ಬಿಡುವುದು ಪರಮಾತ್ಮನಾದ ನಿನಗೆ ಲಕ್ಷಣವಲ್ಲ, ಯಾವಾಗಲೂ ನಂಬಿದವರು ಮೋಸ ಮಾಡಬಾರದು ನಮ್ಮಪ್ಪ. ರಾಮ ನಗುತ್ತಾನೆ, ಭಲೇ ವಿಭೀಷಣ, ನಿನ್ನನ್ನೇ ನಂಬಿಕೊಂಡದೀ ಮಣ್ಣ, ರಾವಣನಿಗೆ ಮೋಸ ಮಾಡೋದಾಗಿ ಈ ಧರ್ಮ ನಿನಗೆ ಗೊತ್ತಿರಲಿಲ್ವೋ? ಯಾರು ಮಾತನಾಡಲಿಲ್ಲ. ಸೀತೆ ಹೇಳ್ತಾಳೆ, ಯಾರು ಏನು ಮಾತನಾಡಬೇಡಿ, ಒಂದು ಉಪಕಾರವನ್ನು ಮಾಡಿ ಕಪಿವೀರರೇ, ಅಗ್ನಿಯನ್ನು ಸಿದ್ಧ ಮಾಡಿ ಅಗ್ನಿ ಪ್ರವೇಶ ಮಾಡಿಬಿಡುತ್ತೇನೆ. ಅಗ್ನಿ ಸಿದ್ಧವಾಯಿತು. ಭಗಭಗನೆ ಉರಿವ ಬೆಂಕಿಯಲ್ಲಿ ಸೀತಾಮಾತೆ ಕೈಗಳನ್ನು ಜೋಡಿಸಿ, ಶ್ರೀರಾಮ ನಿನ್ನ ನಾಮವೇ ಗತಿಗೆ ಧಾರುತ್ತಿದ್ದೇನೆ, ಶ್ರೀರಾಮ ಧಾರಿದ. ಆ ಹಾರುವ ಸಮಯಕ್ಕೆ ಸರಿಯಾಗಿ ಇಂದ್ರಾದಿ ದೇವರುಗಳು ಬಂದಿದ್ದಾರೆ. ತಾಳು ತಾಳು ತಾಯಿ, ರಾಮದೇವ ಸೀತಾಮಾತೆ ಪರಮ ಪವಿತ್ರಳು, ಒಂದು ಕಡೆಯಿಂದ ಕೈಲಾಸದಿಂದ ಪರಮೇಶ್ವರ ಬರುತ್ತಿದ್ದಾನೆ. ಯಾ ರಾಮದೇವ, ನಿನ್ನ ತಾರಕ ಮಂತ್ರವನ್ನು ಪಾರ್ವತಿ ಪಡಿಸುತ್ತಿರುವಾಗ ನಿನ್ನ ಸತಿಯಾಗಿರುವ ಈ ಸೀತೆ ಪರಮ ಪುನೀತಿಯಪ್ಪ. ರಾಮ ಸುಮ್ಮನೆ ನಿಂತಿದ್ದಾನೆ. ದೇವಾನುದೇವತೆಗಳ ಜೊತೆಯಲ್ಲಿ ಬ್ರಹ್ಮದೇವ ಬಂದ, ಸ್ವಾಮಿ ಈಕೆ ನನ್ನ ಸೃಷ್ಟಿಯವಳಲ್ಲ, ಈಕೆ ನನ್ನ ತಾಯಿ, ಈ ರೂಪದಲ್ಲಿ ಅವತರಿಸಿದ್ದಾಳೆ, ದಯಮಾಡಿ ಸ್ವೀಕರಿಸು. ಮಾತಾಡಲಿಲ್ಲ ರಾಮದೇವರು. ಲಕ್ಷ್ಮಣ ಅಂತ, ನಿನ್ನಂತ ಕಲ್ಲಿದೆ ನಮ್ಮಣ್ಣಂದು, ಈ ದೇವತೆಗಳೆಲ್ಲ ಹೇಳಿದ್ರು ಇಲ್ವಾ ಅನ್ನುವಾಗ ಮಹಾನುಭಾವಳಾದ ಸೀತಾಮಾತೆ ಕೈಗಳನ್ನು ಜೋಡಿಸಿ ಓ ಮತ್ತು ಹಾಡೋರ್ತಂತೆ. ಆ ಸಮಯಕ್ಕಾಗಿ ಗಣಗಣನ

ವಿಮಾನದಲ್ಲಿ ಗಡಗಡಗಡಗಡ ನಾದವಾಯಿತು. ತಳಿಗತ್ತಿ ನೋಡಿದರೆ ದಶರಥ ಚಕ್ರವರ್ತಿಯೇ ಬಂದುಬಿಟ್ಟನಂತೆ. ರಾಮ, ಇವಳು ನನ್ನ ಕುಲದ ಕುಲದೀಪ ಕಾಣಪ್ಪ, ನನ್ನ ವಂಶವನ್ನು ಬೆಳಗಿಸಲು ಬಂದ ಮಹಾತಾಯಿ ಕಾಣು. ಈ ಸೀತೆ ಪರಮ ಪುನೀತೆ, ಸ್ವೀಕರಿಸು. ಲೋಕದಲ್ಲಿ ಮಕ್ಕಳು ತಂದೆಯ ಮಾತಿಗೆ ಎಷ್ಟು ಗೌರವವನ್ನು ಕೊಡಬೇಕು ಎಂಬುದು ದೇವಾನು ದೇವತೆಗಳೇ ಬಂದರೂ ಜಗ್ಗದಿದ್ದ ರಾಮ ತಂದೆ ಬಂದು ಹೇರಿದ ಮಾತ್ರದಲ್ಲಿ ಯಜ್ಞೇಶ್ವರನು ಸೀತೆಯನ್ನು ಹೊತ್ತು ತಂದರೆ ತನ್ನ ಕೈಯಾರ ಸ್ವೀಕರಿಸಿದ. ಸೀತಾ, ಲೋಕಾಪವಾದವಿರಲಿ ಇರದಿರಲಿ ಎಂಬುದಾಗಿ ನಾನು ಈ ಮಾತನ್ನಾಡಿದೆ. ವಿಭೀಷಣ, 14 ವರ್ಷ ಕಳೆಯಿತಪ್ಪ, ನನ್ನ ತಮ್ಮ ಬೆಂಕಿಗೆ ಹಾರಿಬಿಡ್ತಾನೆ ಭರತ, ಬೇಗ ನಾನು ಹೋಗಬೇಕು, ಅದಕ್ಕೇನಾದ್ರೂ ಏರ್ಪಾಡು ಮಾಡು. ವಿಭೀಷಣ ಅಂದ, ಸ್ವಾಮಿ ವಿಮಾನ ಇದೆ ನಮ್ಮಣ್ಣಂದು, ನೀನು ಕ್ಷಣ ಮಾತ್ರದಲ್ಲಿ ಸ್ಮರಣೆ ಮಾಡಿದ ಸ್ಥಳಕ್ಕೆ ಹೋಗಬಹುದು, ಸಿದ್ಧವಾಗಲಿ. ಕಪಿವೀರ್ರೇ, ನಿಮ್ಮ ಉಪಕಾರವನ್ನೆಲ್ಲ ನಾನು ಮರೆಯಲ್ಲ, ಸದಾ ನಿಮ್ಮ ಸ್ಮರಣೆಯಲ್ಲಿರ್ತೇನೆ. ನನ್ನ ಹೆಂಡತಿ ನನಗೆ ದೊರಕಿದ್ಲ, ಅದರಿಂದ ನೀವೆಲ್ಲ ನಿಮ್ಮ ನಿಮ್ಮ ಮನೆಗಳಿಗೆ ಹೋಗಿರಪ್ಪ, ಆನಂದವಾಗಿ ಸುಖವಾಗಿರಪ್ಪ. ಸುಗ್ರೀವ ಅಂಗದನ ಮುಖ, ಅಂಗದ ಸುಗ್ರೀವನ ಮುಖ ಜಾಂಬುವಂತ ಅಂದ. ನೋಡದ ರಾಮಪ್ಪ ಕೊಟ್ಟ ಕೈ, ನೋಡದ ಕೆಲಸ ಆಯ್ತು, ದಯಮಾಡಿಸ್ತೀರಾ ಅಂದ. ಏನ್ ಮಾಡೋದೀಗ, ಸೀತಾಮನವರು ಗಂಡನ್ ನೋಡಿ ಹೇಳ್ತಾರೆ ಸ್ವಾಮಿ, ಅವರೆಲ್ಲ ಏನೋ ಯೋಚನೆ ಮಾಡ್ತಾ ಇದ್ದಾರೆ ನೋಡ್ರಿ. ಏನ್ರಪ್ಪ, ಏನ್ರಯ್ಯ, ಒಬ್ಬ ಎದ್ದ ರಾಮಪ್ಪ, ನೀರ್ ಕಿರೀಟ ಹಾಕೊಂಡು ಚಾಬರ ಬೀಸ್ಕೊಳ್ತಿದ್ರೆ ನಗು ನಗು ತನ್ನ ಲಭ್ಯದ ನಿಮ್ ಕುಳಿತಿರುವ ಗಗನದಲ್ಲಿ ಹೊಳೆವ ಸೂರ್ಯನ ತರದಿರುವ ಬಿಂಬ ಕಾಣ ಬಯಸಿದೆ ಮಗೆ. ನೀರಲ್ಲಿ ಕುದಿರೋದು ನೋಡ್ಬೇಕು ಅಂತಿದ್ದು, ನಮ್ಮನ್ನ ಇಲ್ಲೇ ಕೈ ಬಿಟ್ಬಿಟ್ಟಲ್ಲ ನಮ್ಮಪ್ಪ. ಅಯ್ಯ, ಬಹುಕಾಲವಾಗಿತ್ತಲ್ಲ ನೀವೆಲ್ಲ ಮನೆಗಳಿಗೆ ಹೋಗ್ತೀರೇನು ಅಂತ ಹಾಗಂದೆ. ಪಟ್ಟಾಭಿಷೇಕ ನೋಡ್ಬೇಕೆ, ಬನ್ನಿ. ಎಲ್ಲ ಬಂದು ಕೂತ್ಕೊಂಡ್ಬಿಟ್ರು, ಎಲ್ಲ ಬಂದು ಕೂತ್ಕೊಂಡ್ರೆ ಇನ್ನೂ ಮುಕ್ಕಾಲಷ್ಟು ಜಾಗ ಖಾಲಿ ಇತ್ತಂತೆ. ವಿಭೀಷಣ ಅಂದ, ಸ್ವಾಮಿ ನಾನು ಬನ್ನಿ. ವಿಭೀಷಣ, ವಿಭೀಷಣನ ಪರಿವಾರ ಹಾರುತ ಬರು ತಲ್ಲಿದೆ ವಿಮಾನ, ಹಾರುತ ಬರು ತಲ್ಲಿದೆ, ಹಾರುತ ಬರು ತಲ್ಲಿದೆ ವಿಮಾನ, ಹಾರುತ ಬರು ತಲ್ಲಿದೆ, ಬರ್ತಾ ಇದೆ ವಿಮಾನ. ಒಂದ್ ಕಡೆ ನಿಂತ್ಕೊಂಡ್ಬಿಡ್ತು ರಾಮದೇವರು, ನೋಡಿದ ಯಾಕೆ ಇಲ್ಲಿ ನಿಂತ್ಕೊಂಡ್ಬಿಡ್ತಿದ್ದು, ಏನಿದೆ ಅಂತ ಕೆಳಗಡೆ ನೋಡ್ತಾನೆ. ಕಿಷ್ಕಿಂದ ನಗರ, ಸೀತಾ ಇಲ್ಲಿ ಯಾಕೆ ವಿಮಾನ ನಿಂತ್ಕೊಳ್ತು? ಸ್ವಾಮಿ ನಾನು ಸಂಕಲ್ಪ ಮಾಡಿದೆ ನಿಂತ್ಕೊಂಡ್ಬಿಡ್ತು. ಹಾ, ಯಾಕೆ ಸಂಕಲ್ಪ ಮಾಡಿದೆ? ಅಲ್ಲ ಕಣ್ರಿ, ನಿಮಗೆ ಕಳೆದು ಹೋಗಿರುವ ನಿಮ್ಮ ಹೆಂಡತಿ ದೊರಕಿದ್ಲು, ನೀವು ಸಂತೋಷವಾಗಿ ಹೋಗ್ತಾ ಇದ್ದೀರಾ, ನಿಮಗೋಸ್ಕರವಾಗಿ ತನು ಮನ ಧನಗಳನ್ನೆಲ್ಲ ಧಾರಿಯರಲ್ಲಿ ನಿಂತಿದ್ದಾರಲ್ಲ ಈ ಕಪಿವೀರರು, ಇವರನ್ನೆಲ್ಲ ಜೀವಂತಗೊಳಿಸಿದೆ. ದೇವೇಂದ್ರ ಪ್ರತ್ಯಕ್ಷನಾದ, ನಿನಗೇನು ಬರಬೇಕು ಎಂದರೆ ಕೈ ಕಾಲು ಮುರಿದುಕೊಂಡಿರುವ, ಪ್ರಾಣವನ್ನು ಕಳೆದುಕೊಂಡಿರುವ ಈ ಕಪಿವೀರರನ್ನೆಲ್ಲರನ್ನು ಕಾಪಾಡು ಎಂದು ನೀನು ಅವರನ್ನು ಕಾಪಾಡಿ ಅವರನ್ನು ಬದುಕಿಸಿಬಿಟ್ಟೆ. ಆದರೆ ಅವರ ಹೆಂಡತಿ ಮಕ್ಕಳನ್ನೇನಾದರೂ ಯೋಚನೆ ಮಾಡುದ? ಏನ್ ಮಾಡುವಂತೀಯ, ಅವರನ್ನೆಲ್ಲ ಕರ್ಕೊಳ್ರಿ. ರಾಮದೇವರು ಅಂದರು, ಮಹಾದೇವ ಸುಗ್ರೀವ ಬರ ಕೇಳಪ್ಪ, ಎಲ್ಲ ಬನ್ನಿ. ಈ ಹೆಣ್ಣು ಕೋತಿಗಳು 12-13 ಮರಿ ಕೋತಿಗಳನ್ನ ಎತ್ಕೊಂಡ್ಬರ್ತಾವೆ, ದಡ ದಡ ದಡ ದಡ ದಡ ದಡ್ಡೆ ಓಡೋಡು ಬಂದಿದೆ ಹತ್ಬಿಟ್ಟ. ಎಲ್ಲ ಅವಕ್ಕೇನಂತವೆ, ರಾಮಪ್ಪ ಇಷ್ಟೆಲ್ಲ ಕಷ್ಟಪಟ್ಟಲ್ಲ ಆ ಸೀತಾ, ಅವಳಿಗೋಸ್ಕರವಾಗ ಅವಳು ಹೆಂಗಿದ್ದಾಳೋ ನೋಡ್ಬೇಕು ಅಂತ ನುಗ್ಗಿಬಿಟ್ಟು. ಒಬ್ಬಾಕೆ ಗಂಡನ್ ಕೇಳ್ತಾಳೆ, ಏನ್ರಿ ಯುದ್ಧ ಆಗ್ತಲ್ಲ, ನಿಮಗೇನು ಆಗ್ಲಿಲ್ವೇ? ಇನ್ನೊಬ್ಬ ಆಕೆ ಕೇಳ್ತೇನ್ರಿ, ನಮ್ ಕಡೆ ಯಾರು ಸಾಯ್ಲಿಲ್ವೆ? ಅದಕ್ಕ ಕಪಿವೀರ ಹೇಳ್ತಾರೆ, ಬಹುಜನ ಕೈ ಕಾಲು ಮುರ್ಕೊಂಡು ಸತ್ ಹೋಗಿದ್ರ ಕಡೆ, ಆ ಕೊನೆ ಕಾಲದಲ್ಲಿ ದೇವೇಂದ್ರ ಪ್ರತ್ಯಕ್ಷವಾದಾಗ ನಮ್ ರಾಮಪ್ಪ ಕೇಳ್ಕೊಂಡ ಎಲ್ಲರೂ ಬದುಕಿಸು ಅಂದ್ರೆ, ಎಷ್ಟು ಜನ ಕಪಿವೀರರು ಹೋಗಿದ್ರು ಅಷ್ಟು ಜನವೂ ನಾವು ಹಿಂತಿರುಗಿ ಬಂದ್ವಿ, ಸೀತಾಮ್ನವ್ರ ಕರುಣೆಯಿಂದ ನೀವು ಬಂದ್ರಿ. ಈ ಕೋತಿಗಳೆಲ್ಲ ಸೀತೆಯೇ ನೋಡ್ತಾ ಇದ್ದು. ಒಬ್ಬಾಕೆ ಅಂತಾಳೆ, ಅಯ್ಯ ಇವಳೇನಾ ಬ್ಯಾಳಿಗಿದ್ದಾಳ ಕಾಳೆ, ಇನ್ನೊಬ್ಬ ಸಾರಿ ಬ್ಯಾಳಿಗಿರೋದಿರ್ಲಿ ತಾಳಿಗಿದ್ದಾಳ ಕಾಳೆ, ಇನ್ನೊಬ್ಳಂದು ಇನ್ನೊಂದು ಆಶ್ಚರ್ಯ ನೋಡ್ದ, ಏನು ಇವಳಿಗೆ ಬಾಲವೇ ಇಲ್ಲ. ರಾಮನಗ್ತಾನೆ, ರಾಮನಕ್ಕಾಗಿ ಸೀತೆ ಕೇಳಿದ್ದು, ಇದೇನ್ರಿ ಇದು? ನಾನು ಇವರ ಜೊತೆಯಲ್ಲಿ ಹೀಗೆ ಇದ್ದೆ ಕಾಣೆ, ಇವರಿಗೆ ನಾನು ಬೇರೆ ಇವರು ಬೇರೆ ಎಂಬ ಭಾವವೇ ಇಲ್ಲ, ರಾಮನೆಂದರೆ ಯಾರು ನಾವೆಂದರೆ ಯಾರು ಎಂಬ ಭೇದವಿಲ್ಲದವರು, ಅವರಷ್ಟೇ ಅಮಾಯಕರು ಅಷ್ಟೇ ಮುಗ್ಧರು ನನಗಷ್ಟೇ ಭಕ್ತರು ಇದೋ ಎಂಬುದಾಗಿ ಹೊರಟು ಬರುತ್ತಾ ವಿಮಾನದಲ್ಲಿ ಭಾರದ್ವಾಜ ಆಶ್ರಮಕ್ಕೆ ಬಂದಿಳಿದ್ದಾನೆ. ಇಳಿದಿದ್ದೆ ಹನುಮಂತ, ಸ್ವಾಮಿ ಬೇಗ ಹೋಗು, ನನ್ನ ಭಕ್ತರಾಗಿರ್ತಕ್ಕಂಥ
ನನ್ನ ತಮ್ಮ ಭರತ ಅಗ್ನಿ ಪ್ರವೇಶ ಮಾಡ್ತಾ ಇರ್ತಾನೆ ಹೋಗ್ತಾನೆ. ಹಾಗನ್ನೋದ್ರೊಳಗಾಗಿ ಹನುಮಂತ ಮಾರುವೇಷವನ್ನು ಹಾಕೊಂಡು ಹಾರತ ಬರುತ್ತಿದ್ದನಂತೆ. ರಾಮದೇವ ಹೇಳಿದ ಹಾಗೆ ಶೃಂಗಬೇರಿಪುರದಲ್ಲಿ ನನ್ನ ಭಕ್ತ ಗುಹ ಇದ್ದಾನೆ, ಅವನಿಗೂ ವರ್ತಮಾನ ಮುಟ್ಟಿಸಿಬಿಡು. ಹಾರಿ ಬಂದಿದ್ದೆ ಶೃಂಗಬೇರಿಪುರದಲ್ಲಿ ಗುಹರಿಗೆ ವರ್ತಮಾನವನ್ನು ಮುಟ್ಟಿಸಿ ಅತ್ತಿಗೆ ಹಾರುತ್ತಿದ್ದ ಭರತನ ಕೈ ಹಿಡಿದು ಅದೋ ರಾಮ ಬರ್ತಾ ಇದ್ದಾನೆ. ಸಮಸ್ತ ಜನಗಳೆಲ್ಲರೂ ಕಾದಿರುವಾಗ ಭಾರದ್ವಾಜ ಆಶ್ರಮದಿಂದ ರಾಮದೇವರು ಅಯೋಧ್ಯಾ ನಗರದ ಕೋಟೆ ಬಾಗಿಲಿಗೆ ಬಂದಿಳಿದಿದ್ದಾರೆ. ನಂದಿ ಗ್ರಾಮದಲ್ಲಿ ಪಾದಕಗಳನ್ನು ಕೈಯಲ್ಲಿ ಹಿಡ್ಕೊಂಡಿದ್ದಂಥ ಮಹಾನುಭಾವನಾದ ಭರತ ಪಾದಕೆಯನ್ನು ತಂದು ಒಪ್ಪಿಸುತ್ತ ಹೇಳಿದರಂತೆ, ಸ್ವಾಮಿ ನಿನ್ನ ಸಮಸ್ತ ರಾಜ್ಯ ನಿನಗೆ ಒಪ್ಪಿಸಿಬಿಟ್ಟಿದ್ದೇನಪ್ಪ, ಇಷ್ಟು ಕಾಲ ಬಹಳ ಕಷ್ಟಪಡ್ತಿದ್ದೆ, ಸ್ವೀಕರಿಸು. ರಾಮ ಲಕ್ಷ್ಮಣರನ್ನು ಕರೆತಂದಿದ್ದಾರೆ. ವಾಮದೇವರು, ಜಾಬಾಲಿಗಳು, ವಿಶ್ವಾಮಿತ್ರರು, ವಸಿಷ್ಠರೇ ಮೊದಲಾಗಿರತಕ್ಕಂಥ ಅವರು ಸೇರಿ ನಾಲ್ಕು ಸಮುದ್ರದ ಜಲವನ್ನು ತರಿಸಿ, 500 ಪುಣ್ಯ ತೀರ್ಥದ ನದಿಗಳ ತೀರ್ಥವನ್ನು ತರಿಸಿ ರಾಮ ಲಕ್ಷ್ಮಣಾದಿಗಳಿಗೆ ಮಂಗಳ ಸ್ನಾನವನ್ನು ಮಾಡಿಸಿದ್ದಾರೆ. ಮಂಗಳ ಸ್ನಾನವನ್ನು ಮಾಡಿಸಿದ ಮೇಲೆ ಕನಕಾಭರಣಮಯವಾಗಿರತಕ್ಕಂಥ ಆಭರಣಗಳನ್ನೆಲ್ಲ ಧಾರಣೆಯನ್ನು ಮಾಡಿಸಿದ್ದಾರೆ. ಮಹಾನುಭಾವರಾದ ವಸಿಷ್ಠರು ರಾಮನ ಕೈ ಹಿಡಿದು ಕರತಂದು ಸೂರ್ಯ ಸಿಂಹಾಸನವಾಗಿರುವ ಅಯೋಧ್ಯಾ ನಗರದ ಇಕ್ಷ್ವಾಕು ವಂಶದ ರತ್ನ ಸಿಂಹಾಸನದ ಮೇಲೆ ರಾಮ ಸೀತೆಯರನ್ನು ಕೂರಿಸಿದ್ದಾರೆ. ಬ್ರಹ್ಮನಿಂದ ಪ್ರಾಪ್ತವಾಗಿದ್ದಂಥ ಆ ಪವಿತ್ರವಾಗಿರುವ ಕಿರೀಟವನ್ನು ರಾಮದೇವರ ತಲೆಯ ಮೇಲಿಟ್ಟು ಶ್ರೀರಾಮನಿಗೆ ಪಟ್ಟಾಭಿಷೇಕವನ್ನು ಮಾಡಿಸಿದ್ದಾರೆ. ಶ್ರೀರಾಮದೇವರು ಪಟ್ಟಾಭಿಷಿಕ್ತರಾಗಿ 11,000 ವರ್ಷಗಳ ಕಾಲ ರಾಜ್ಯಭಾರವನ್ನು ಮಾಡಿ ರಾಮರಾಜ್ಯ ಸ್ಥಾಪನೆಯನ್ನು ಮಾಡಿದರಂತೆ. ಸೀತಾ ಸಹಿತನಾಗಿ ಪಟ್ಟಾಭಿಷಿಕ್ತನಾದ ಶ್ರೀಮದ್ ರಾಮಾಯಣದ ಈ ಕಥಾನುವಾದವನ್ನ ಅನುಮಾನವಿಲ್ಲದೆ ಪ್ರೇಮದಿಂದ ಆಲಿಸಿ ಕೇಳಿದವರಿಗೆ ಸಕಲ ವಿಧವಾದ ಸುಖ ಸಂಪದೆಗಳು ಗೀರ್ವಾಣ ಮಹರ್ಷಿಗಳು ದಯಪಾಲಿಸಲಿ, ಸಮಸ್ತ ಜನಗಳು ಸುಕ್ಷೇಮದಿಂದಿರಲಿ ಎಂಬ ಶ್ರೀರಾಮ ಪಟ್ಟಾಭಿಷೇಕದ ಕಥೆಯನ್ನು ಮುಗಿಸಿ ಮಂಗಳವನ್ನು ಪಾಡುತ್ತಿದ್ದೇನೆ.

0: ಇದುವರೆಗೂ ಕೇಳಿದಿರಿ ಹರಿಕತೆ ರಾಮಾಯಣ ಯುದ್ಧಕಾಂಡ. ಪ್ರಸ್ತುತಪಡಿಸಿದವರು ಶ್ರೀ ಗುರುರಾಜುಲು ನಾಯ್ಡು. ಇದೀಗ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಎಂದಿನಂತೆ ಕಾರ್ಯಕ್ರಮಗಳು ಮುಂದುವರಿಯಲಿದೆ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 ಎಫ್ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
1: ಓ, ಯಾವ್ದೋ ಮೆಸೇಜ್ ಬಂತು.
2: ಹಾ, ಈ ಗ್ರೂಪ್ ಅಲ್ಲಿ ಒಳ್ಳೊಳ್ಳೆ ಕತೆ ಬರ್ತಾ ಇರುತ್ತೆ, ಓದೋಕೆ ತುಂಬಾ ಚೆನ್ನಾಗಿರುತ್ತೆ.
1: ಹೌದು, ಈಗಂತೂ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ಒಳ್ಳೊಳ್ಳೆ ಕತೆಗಳು ಬರ್ತಾ ಇರತ್ತೆ, ನಂಗಂತೂ ಬಹಳ ಇಷ್ಟ. ಆದ್ರೆ ಕತೆ ಓದೋದಕ್ಕೆ ಸಮಯನೇ ಆಗೋದಿಲ್ಲ.
2: ಕತೆ ಓದಕ್ಕಾಗಲ್ಲ ಅಂತ ಯಾಕೆ ಯೋಚನೆ ಮಾಡ್ತೀಯಾ? ಕೇಳೋದಕ್ಕೆ ಅಂತ ರೇಡಿಯೋ ಆನ್ ಮಾಡು.
1: ರೇಡಿಯೋನಾ?
3: ಹೌದು, ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 11 ಗಂಟೆಗೆ ಆರ್ಜಿ ರಕ್ಷಿತಾ ಹೊಳ್ಳ ನಡೆಸುವ ಸೋಷಿಯಲ್ ಮೀಡಿಯಾ ಕತೆಗಳು ಕಾರ್ಯಕ್ರಮವನ್ನು ತಪ್ಪದೇ ಕೇಳಿ. ಈ ವಿಶೇಷ ಕಾರ್ಯಕ್ರಮ ರೇಡಿಯೋ ಶಿವಮೊಗ್ಗದಲ್ಲಿ ಮಾತ್ರ.
2: ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
0: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 ಎಫ್ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ನೀವು ಭಾವಗೀತೆಯನ್ನು ಕೇಳಲಿದ್ದೀರಿ.

0: ಈ ಪ್ಲೇಸ್ ಎಷ್ಟ್ ಚೆನ್ನಾಗಿದೆ.
1: ಥ್ಯಾಂಕ್ ಯು ಕಣೆ, ಇಷ್ಟು ಚೆನ್ನಾಗಿರೋ ಪ್ಲೇಸ್ ಗೆ ಕರ್ಕೊಂಡ್ ಬಂದಿದ್ದಕ್ಕೆ.
2: ಹೇ ಇಟ್ಸ್ ಓಕೆ, ಇರ್ಲಿ ಬಿಡು, ಇದಕ್ಕೆಲ್ಲ ಥ್ಯಾಂಕ್ಸ್ ಯಾಕೆ, ಇಷ್ಟೇ ಅಲ್ಲ ಹತ್ತಿರದಲ್ಲಿ ಇನ್ನು ಎರಡ್ ಮೂರ್ ಪ್ಲೇಸ್ ಇದೆ, ಹೋಗುವಾಗ ಅದನ್ನ ಕವರ್ ಮಾಡ್ಕೊಂಡು ಹೋಗುವ.
0: ಹಾ ಸರಿ, ಈ ಪ್ಲೇಸ್ ಬಗ್ಗೆ ಎಲ್ಲ ನಿನಗೆ ಹೇಗ್ ಗೊತ್ತಾಯ್ತು?
2: ನಿನಗೆ ಹೇಳೋದೇ ಮರ್ತಿದ್ದೆ ನೋಡು, ರೇಡಿಯೋ ಶಿವಮೊಗ್ಗದಲ್ಲಿ ಟ್ರಾವೆಲರ್ಸ್ ಡೈರಿ ಅಂತ ಪ್ರೋಗ್ರಾಮ್ ಬರುತ್ತೆ. ಅದರಲ್ಲಿ ಸ್ಥಳೀಯ ಪ್ರೇಕ್ಷಣೀಯ ಸ್ಥಳಗಳಲ್ಲದೆ ದೇಶ ವಿದೇಶಗಳ ಪ್ರವಾಸಿ ತಾಣಗಳ ಬಗ್ಗೆ ಕೂಡ ತಿಳಿಸ್ಕೊಡ್ತಾರೆ. ಅಷ್ಟೇ ಅಲ್ಲ, ಅಲ್ಲಿ ಸಿಗುವಂತಹ ಸೌಲಭ್ಯಗಳು ಹಾಗೆ ಅಲ್ಲಿ ಹೋಗೋ ರೂಟ್ ಬಗ್ಗೆ ಕೂಡ ಇನ್ಫಾರ್ಮೇಶನ್ ಕೊಡ್ತಾರೆ.
3: ಹೌದು, ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 9 ಗಂಟೆಗೆ ಆರ್ಜೆ ರಕ್ಷಿತ ಹೊಳ್ಳ ನಡೆಸುವ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮವನ್ನು ತಪ್ಪದೇ ಕೇಳಿ. ಈಗ ರೇಡಿಯೋ ಶಿವಮೊಗ್ಗವನ್ನು ಮೊಬೈಲ್ ಆಪ್ನಲ್ಲಿ ಕೂಡ ಕೇಳಿ ಆನಂದಿಸಿ.
0: ಪ್ರೋಗ್ರಾಂನ ಕೇಳೋಣ, ನಾವು ಟೂರ್ ಮಾಡೋಣ.
4: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ಹಿಂದೂಸ್ತಾನಿ ಸಂಗೀತ ಹಾಡಿರುವವರು ನಿಷಾದ್ ಹರ್ಲಾಪುರ್ ಹಾಗೂ ನೌಷಾದ್ ಹರ್ಲಾಪುರ್.

ಕಾರ್ಯಕ್ರಮಗಳೇ ಹೀಗೆ. ನಾವು ಮಾಡೋದಕ್ಕೆ ಮುಂಚೆ ನಮಗಿಷ್ಟು ನಿರೀಕ್ಷೆ ಇರೋದಿಲ್ಲ. ನಾನು ಮತ್ತೆ ಪವಿತ್ರ ಅವರು ಕೂತ್ಕೊಂಡ್ರು ನೋಡಿದಾಗ, ನೃತ್ಯ ವಿಶ್ವ ನೃತ್ಯ ದಿನ ಅಂತಂದ್ರೆ ಯಾಕೆ ಸಂಗೀತನ ಮಾಡಿಸ್ಬೇಕು ನಾವು? ಯಾಕೆಂದ್ರೆ ನೃತ್ಯಕ್ಕೆ ಸಂಗೀತ ಪೂರಕವಾದಂತ ಯೋಚಿಸಿ ಹುಮಾಯೂನ್ ಸರ್ ಅವರಿಗೆ ಫೋನ್ ಮಾಡಿದೆ. ಒಪ್ಕೊಂಡ್ರು ಅವರು, ತಕ್ಷಣ ಒಪ್ಕೊಂಡ್ರು. ಮಕ್ಕಳಿಗೂ ನಾನು ಹೇಳ್ತೀನಿ ಮಾಡಿಸ್ತೀನಿ ಅಂತ ಅಂದ್ರು. ಪವಿತ್ರ ಅವರಿಗೆ 7-8 ವರ್ಷಗಳ ಹಿಂದೆಯೇ ನೌಶಾದ್ ಅವರ ಒಂದು ಕಾರ್ಯಕ್ರಮವನ್ನ ನಡೆಸಿಕೊಟ್ಟಿದ್ರು. ಆ ಕಾರ್ಯಕ್ರಮ ಸುಂದರವಾಗಿ ಮಾಡಿದ್ರು. ಆ ಟೈಮಲ್ಲಿ ಅವರ ತಮ್ಮ ಸಣ್ಣ ಹುಡುಗ ಅಂತ ಅನ್ಸುತ್ತೆ, ನನ್ನ ಅಕ್ಕ ನೆನೆಸ್ಕೊಳ್ತಾ ಇದ್ರು, ನಾನು ಹೇಳಿದ್ದೆ ಚೆನ್ನಾಗಿ ಕಲಿಸ್ಕೋ, ನೀವಿಬ್ರದ್ದು ಮತ್ತೆ ಮಾಡ್ಸೋಣ ಅಂತ. ಈಗ ಆ 8 ವರ್ಷಗಳಲ್ಲಿ ಉತ್ಕೃಷ್ಟ ಮಟ್ಟಕ್ಕೆ ಬೆಳೆದಿದ್ದಾರೆ ಇದ್ರು. ಸಂಗೀತಕ್ಕೆ ತಾಯಿ ಶ್ರುತಿ, ಆದ್ರೆ ಲಯ ತಂದೆ. ತಾಯಿ ತಂದೆ ಇಬ್ಬರು ಅವರಿಗೆ ಭದ್ರವಾಗಿ ಹಿಡ್ಕೊಂಡಿದ್ದಾರೆ. ಎರಡು ಅರ್ಥದಲ್ಲೂ ನಾನು ಹೇಳ್ತಾ ಇದ್ದೀನಿ, ತಂದೆ ತಾಯಿ ಇಬ್ಬರು ಇದ್ದಾರೆ, ಹಾಗೆಯೇ ಶ್ರುತಿ ಮತ್ತೆ ಲಯ. ಅದ್ಭುತ ಶ್ರುತಿಯ ಬಗ್ಗೆ ಅವರ ಸಂಗೀತ ನಮ್ಮ ಪವಿತ್ರಗಳನ್ನ ಇನ್ನಷ್ಟು ಪವಿತ್ರಗೊಳಿಸಿದೆ. ಇಬ್ಬರು ಗುರುವಿಗೆ ತಂದೆಗೆ ಮೀರುವಂತಹ ಶಿಷ್ಯರಾಗಿ ಬೆಳೆಯಲಿ, ಆ ಭಗವಂತ ಅವರಿಗೆ ಹೆಚ್ಚಿನ ಯಶಸ್ಸನ ಕೊಡಲಿ ಅಂತ ಶ್ರೀ ವಿಜಯನಿಗೆ ತನ್ನ ಸಂಸ್ಥೆ ಈ ಸಂದರ್ಭದಲ್ಲಿ ಹಾರೈಸ್ತಾ ಇದೆ. ಧನ್ಯವಾದಗಳು ಸರ್, ಧನ್ಯವಾದಗಳು.

0: ವಾವ್, ಈ ಪ್ಲೇಸ್ ಎಷ್ಟ್ ಚೆನ್ನಾಗಿದೆ. ಥ್ಯಾಂಕ್ ಯು ಕಣೆ, ಇಷ್ಟು ಚೆನ್ನಾಗಿರೋ ಪ್ಲೇಸ್ ಗೆ ಕರ್ಕೊಂಡ್ ಬಂದಿದ್ದಕ್ಕೆ.
1: ಹೇ ಇಟ್ಸ್ ಓಕೆ, ಇರ್ಲಿ ಬಿಡು, ಇದಕ್ಕೆಲ್ಲ ಥ್ಯಾಂಕ್ಸ್ ಯಾಕೆ, ಇಷ್ಟೇ ಅಲ್ಲ ಹತ್ತಿರದಲ್ಲಿ ಇನ್ನು ಎರಡ್ ಮೂರ್ ಪ್ಲೇಸ್ ಇದೆ, ಹೋಗುವಾಗ ಅದನ್ನ ಕವರ್ ಮಾಡ್ಕೊಂಡು ಹೋಗುವ.
0: ಹಾ ಸರಿ, ಈ ಪ್ಲೇಸ್ ಬಗ್ಗೆ ಎಲ್ಲ ನಿನಗೆ ಹೇಗ್ ಗೊತ್ತಾಯ್ತು?
1: ನಿನಗ್ ಹೇಳೋದೇ ಮರ್ತಿದ್ದೆ ನೋಡು, ರೇಡಿಯೋ ಶಿವಮೊಗ್ಗದಲ್ಲಿ ಟ್ರಾವೆಲರ್ಸ್ ಡೈರಿ ಅಂತ ಪ್ರೋಗ್ರಾಂ ಬರುತ್ತೆ. ಅದರಲ್ಲಿ ಸ್ಥಳೀಯ ಪ್ರೇಕ್ಷಣೀಯ ಸ್ಥಳಗಳಲ್ಲದೆ ದೇಶ ವಿದೇಶಗಳ ಪ್ರವಾಸಿ ತಾಣಗಳ ಬಗ್ಗೆ ಕೂಡ ತಿಳಿಸ್ಕೊಡ್ತಾರೆ. ಅಷ್ಟೇ ಅಲ್ಲ, ಅಲ್ಲಿ ಸಿಗುವಂತಹ ಸೌಲಭ್ಯಗಳು ಹಾಗೆ ಅಲ್ಲಿ ಹೋಗೋ ರೂಟ್ ಬಗ್ಗೆ ಕೂಡ ಇನ್ಫಾರ್ಮೇಶನ್ ಕೊಡ್ತಾರೆ.
2: ಹೌದು, ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 9 ಗಂಟೆಗೆ ಆರ್ಜೆ ರಕ್ಷಿತ ಹೊಳ್ಳ ನಡೆಸುವ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮವನ್ನು ತಪ್ಪದೇ ಕೇಳಿ. ಈಗ ರೇಡಿಯೋ ಶಿವಮೊಗ್ಗವನ್ನು ಮೊಬೈಲ್ ಆಪ್ನಲ್ಲಿ ಕೂಡ ಕೇಳಿ ಆನಂದಿಸಿ.
0: ಪ್ರೋಗ್ರಾಂನ ಕೇಳೋಣ, ನಾವು ಟೂರ್ ಮಾಡೋಣ.
3: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ನೀವು ಭಕ್ತಿ ಗೀತೆಗಳನ್ನು ಕೇಳಲಿದ್ದೀರಿ.

0: ಹಾಯ್
1: ರೂಪಾ, ರೇಖಾ, ಏನ್ ಸಮಾಚಾರ?
2: ನಮ್ಗೆ ಬೆಳಗಿನ ಸಮಯದಲ್ಲಿ ಭಕ್ತಿಗೀತನ ಕೇಳ್ತಾ ಕೇಳ್ತಾ ಯಶಸ್ಸಿನ ಸೂತ್ರಗಳು, ಮೌಲ್ಯಾಧಾರಿತ ನೀತಿ ಪಾಠಗಳು, ಅರ್ಥ ಆಗೋ ರೀತಿ ಗಾದೆಗಳು, ಹಾಗೆ ಸ್ಫೂರ್ತಿ ಸಲಹೆಗಳು, ಮನೋರಂಜನೆ ಮತ್ತೆ ಆಯಾ ದಿನದ ವಿಶೇಷತೆ ಬಗ್ಗೆ ಹೇಗ್ ತಿಳ್ಕೊಳ್ಳೋದು, ನಿಮ್ಗೇನಾದ್ರೂ ಐಡಿಯಾ ಇದೆಯಾ?
1: ಹಾ, ಇದನ್ನೆಲ್ಲ ಕೇಳ್ಬೇಕು ಅಂದ್ರೆ ಒಂದೊಳ್ಳೆ ಪ್ಲಾಟ್ಫಾರ್ಮ್ ಇದೆ.
3: ನೀವು ಕೇಳಿದ ಎಲ್ಲಾ ವಿಷಯಗಳು ಆರ್ಜೆ ಸ್ಮೈಲಿಂಗ್ ಶ್ವೇತ ನಡೆಸಿಕೊಡುವ ಅರುಣೋದಯ ಕಾರ್ಯಕ್ರಮದಲ್ಲಿ ಸಿಗುತ್ತೆ. ಪ್ರತಿದಿನ ಬೆಳಗ್ಗೆ 6:00 ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ನಿಮ್ಮ ಜ್ಞಾನ ಭಂಡಾರವನ್ನ ಹೆಚ್ಚಿಸಿಕೊಳ್ಳಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ಅಮ್ಮ ಈಗ ಕೂಗಿದ್ದು ಹುಲಿನ ಚಿಂತೆನ ಸಿಂಹನ.
1: ಹೇಳ್ತೀನಿ ತಡಿ ಕಂದ.
2: ಮಿಸ್ ಬಿಲಿ ಬಣ್ಣದ ಕಾಕೆ ಇದೆಯಂತೆ, ಹೌದಾ?
3: ಕ್ಲಾಸ್ ಮುಗಿದ್ಮೇಲೆ ಬಾ, ಹೇಳ್ತೀನಿ.
4: ಕಾಡಲ್ಲೆಲ್ಲ ಸುತ್ತಾಡಿ ತುಂಬಾ ಬಾಯಾರಿಕೆ ಆಗ್ತಾ ಇದೆ, ಕುಡಿಯೋಕ್ ನೀರೇ ಇಲ್ವಲ್ಲಪ್ಪ.
3: ಈ ಮರದೊಳಗ್ ನೀರಿದೆ, ಕೊಡ್ತೀನಿ ಬಾ.
4: ಮರದೊಳಗೆ ನೀರು ನಿನಗೆ ಹೇಗ್ ಗೊತ್ತು?
5: ಪ್ರಾಣಿ ಪಕ್ಷಿ ನದಿ ಕಾಡು ಬೆಟ್ಟ ಗುಡ್ಡ ಇದೆಲ್ಲದರ ಬಗ್ಗೆ ಇಂಟ್ರೆಸ್ಟಿಂಗ್ ವಿಷಯ ತಿಳ್ಕೋಬೇಕು ಅಂದ್ರೆ ಸೋಮವಾರದಿಂದ ಶನಿವಾರದವರೆಗೆ ಬೆಳಗ್ಗೆ 8:30-9:00 ಆರ್ಜೆ ಅರ್ಪಿತಾ ನಡೆಸಿಕೊಡುವ ಪರಿಸರ ಪರಿಚಯ ಕಾರ್ಯಕ್ರಮವನ್ನು ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ಮೊಬೈಲ್ ಆಪ್ನಲ್ಲೂ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.